ಸರ್ವಲೋಕ ಸರ್ವಜ್ಞ ಶಕ್ತನತ ವತ್ಸಲ ಸರ್ವಶೇಷಿನ್ ಸ್ವಾಮಿನ್ ಸುಶೀಲ ಸುಲಭಾಶ್ರಿತ ಪಾರಿಜಾತ ಶ್ರೀ ವೆಂಕಟೇಶ ಚರಣೌ ಶರಣಂ ಪ್ರಪದ್ಯೇ ಶ್ರೀಮನ್ ಕೃಪಾಜಲ ನಿಧೇ ಕೃತ ಸರ್ವಲೋಕ ಸರ್ವಜ್ಞ ಶಕ್ತನತ ವತ್ಸಲ

ಶ್ರೀ ವೆಂಕಟೇಶ ಚರಣೌ ಶರಣಂ ಪ್ರಪದ್ಯೆ ರೇಖಾಮಯಧ್ವಜ ಸುಧಾಕಲಶಾತ ಭದ್ರವಜ್ರಾಂಬುಶಾಂಬುರುಹ ಕಲ್ಪಕ ಶಂಖ ಚಕ್ರೈಃ ಭವ್ಯೈರಲಂಕೃತ ತಲೌ ಪರತತ್ವ ಚಿಹ್ನೈಃ ಶ್ರೀ ವೆಂಕಟೇಶ ಚರಣೌ ಶರಣಂ

ಶ್ರೀ ವೆಂಕಟೇಶ ಚರಣಂ ಶರಣಂ ಪ್ರಪದ್ಯೆ ಪಾರ್ಥಾಯ ತದೃಶ ಸಾರಥಿನಾ ತ್ವಯೈವ ಯೌ ದರ್ಶಿತೌ ಸ್ವಚರಣೌ ಶರಣಂ ವ್ರಜೇತಿ ಭೂಯೋಪಿ ಮಹ್ಯಮಿಹತೋ.

ಶ್ರೀವೆಂಕಟೇಶ ಚರಣೌ ಶರಣಂ ಪ್ರಪದ್ಯೇ. ಪ್ರಾಯ ಪ್ರಪನ್ನ ಜನತಾ ಪ್ರಥಮಾವಗಾಹ್ಯೋ ಮಾತುಸ್ತನಾವಿವ ಶಿಶೋರಮೃತಾಯ ಮಾನೌ ಪ್ರಾಪ್ತೌ ಪರಸ್ಪರ ತುಲಾಮ ತುಲಾಂತರೌ ತೇ ಶ್ರೀವೆಂಕಟೇಶ ಚರಣೌ ಶರಣಂ ಪ್ರಪದ್ಯೇ. ಸತ್ವೋತ್ತರೈ ಸತತ ಸೇವ್ಯ ಪದಾಂಬುಜೇನ ಸಂಸಾರ ತಾರಕ ದಯಾರ್ದ್ರ ದೃಗಂಚಲೇ.

ಸಮಸ್ತ ಜನಧ್ವನಿ ಕೇಳುಗರಿಗೆಲ್ಲ ಮುಂಜಾನೆಯ ಶುಭೋದಯಗಳು. ಇದು ನಿಮ್ಮ ನೆಚ್ಚಿನ ಹಾಗೂ ಮೈಸೂರಿನ ಮೊಟ್ಟ ಮೊದಲ ಸಮುದಾಯ ರೇಡಿಯೋ ಕೇಂದ್ರ ಜನಧ್ವನಿ 90.8 ಕಂಪನಾಂಕದಲ್ಲಿ ಸರಗೂರಿನಿಂದ ಪ್ರಸಾರವಾಗುತ್ತಿದೆ. ಪ್ರಿಯ ಶ್ರೋತೃಗಳೇ, ಈ ದಿನ 2026 ಸವಿಯ ಸೆಪ್ಟೆಂಬರ್ ತಿಂಗಳ 3 ತಾರೀಕಿನ ಗುರುವಾರ. ನಾನು ನಿಮ್ಮ ರೇಡಿಯೋ ಗೆಳೆಯ ಶ್ರೀಕಾಂತ್ ಸರಗೂರು. ಬನ್ನಿ, ಈ ದಿನ ನಮ್ಮ ಬಾನುಲಿ ಕೇಂದ್ರದಿಂದ ಯಾವೆಲ್ಲ ಕಾರ್ಯಕ್ರಮಗಳು ಬಿತ್ತರಗೊಳ್ಳಲಿವೆ ಎಂಬುದರ

ಇಂದು ಬೆಳಗ್ಗೆ 6:24 ಕರುನಾಳುಬ ಬೆಳಗ್ಗೆ, 7:05 ಪ್ರದೇಶ ಸಮಾಚಾರ, 7:15 ನಿತ್ಯದ ಬದುಕಿಗೆ ಕಗ್ಗದ ಬೆಳಕು, 7:25 ಜ್ಞಾನಸುಧ, 7:35 ವಾರ್ತೆಗಳು, 7:45 ನಮ್ಮೂರ ವೈಭವ, 8:25 ವಿಜ್ಞಾನ ವಿಸ್ಮಯ, 8:35 ಗೀತಾ ಸುನದ, 8:45 ಸಂಘರ್ಷದಿಂದ ಸಹಬಾಳ್ವೆಯತ್ತ ವಿಶೇಷ ಸರಣಿ ಕಾರ್ಯಕ್ರಮ. ಒಂಬತ್ತು ಗಂಟೆ 20 ನಿಮಿಷಕ್ಕೆ ನೇರ ಸಂದರ್ಶನ ಫೋನ್ ಇನ್ ಕಾರ್ಯಕ್ರಮದ ಮರುಪ್ರಸಾರ ಕಾರ್ಯಕ್ರಮ, 10:20 ಗಾನ ಗಂಧರ್ವ, 11:00 ಭಾವಸಿಂಚನ ಕಾರ್ಯಕ್ರಮ, 11:30 ಹಾಡುವಸೆ, 11:40 ಪ್ರತಿದಿನದ ವಿಶೇಷ ಹಾಗೂ 11:55 ಪತ್ರಿಕಾ ಮಾಹಿತಿ ಕಾರ್ಯಕ್ರಮವು ಬಿತ್ತರಗೊಳ್ಳಲಿದೆ. ಪ್ರಿಯ ಶ್ರೋತೃಗಳ ಎಲ್ಲ ಕಾರ್ಯಕ್ರಮಗಳು ನಿಮ್ಮ ನೆಚ್ಚಿನ ಹಾಗೂ ಮೈಸೂರಿನ ಮೊಟ್ಟ ಮೊದಲ ಸಮುದಾಯ ರೇಡಿಯೋ ಕೇಂದ್ರ ಜನಧ್ವನಿಯಿಂದ 90.8 ಕಂಪನಾಂಕದಲ್ಲಿ ಸರಗೋರಿನಿಂದ ಬಿತ್ತರ

ಜ್ಞಾನವೆಂಬ ಕತ್ತಲೆಯನ್ನು ಕಳೆದು ಬದುಕಿನಲ್ಲಿ ಸುಜ್ಞಾನವೆಂಬ ಜ್ಯೋತಿಯನ್ನು ಬೆಳಗಿಸಲು ಬನ್ನಿ ಕೇಳೋಣ ಕರುಣಾಳು ಬಾಬೆಳಕೆ, ಕರುಣಾಳು ಬಾಬೆಳಕೆ, ಕರುಣಾಳು ಬಾಬೆಳಕೆ, ಕರುಣಾಳು.

ಈ ಘಟನೆ ನನ್ನ ಮನಸ್ಸಿನ ಮೇಲೆ ಬಹಳ ತಲೆ ಕೆಡಿಸ್ಬಿಟ್ಟಿದೆ. ನನ್ನ ಘಟನೆ ಮಹಾಭಾರತದಲ್ಲಿ ಬರುವಂತ ದೊಡ್ಡ ಪಾತ್ರ ಕೃಪಾಚಾರ್ಯರ ಪಾತ್ರ. ಈ ಪಾತ್ರದ ಬಗ್ಗೆ ಓದಿದಾಗಲೇ ನನ್ನ ತಲೆ ಬಿಸಿ ಆಗತ್ತೆ. ಕೃಪಾಚಾರ್ಯರು ಕೌರವ ಪಾಂಡವರು ಕುಲಗುರುಗಳಾಗಿದ್ದವರು. ಅಷ್ಟೇ ಅಲ್ಲ, ದ್ರೋಣಾಚಾರ್ಯರು ಬಂದು ಪಾಠ ಮಾಡೋದಕ್ಕಿಂತ ಮೊದಲು ಶಸ್ತ್ರವಿದ್ಯೆ ಕಲಿಸಿದವರು ಕೃಪಾಚಾರ್ಯರು. ಅವ್ರ ಹಿನ್ನೆಲೆ ಸ್ವಲ್ಪ ಗಮನಿಸಿ ಸ್ನೇಹಿತರೆ. ಈತ ಮಹರ್ಷಿ ಗೌತಮರ ಮೊಮ್ಮಗ. ಗೌತಮರ ಮಗನ ಹೆಸರು ಶರದ್ವತ ಅಂತ. ಅವನು ಹುಟ್ಟುವಾಗಲೇ ಬಿಲ್ಲು ಬಾಣ ಕೈಯಲ್ಲಿ ಹಿಡ್ಕೊಂಡು ಹುಟ್ಟಿದಂತೆ, ಅದಕ್ಕೆ ಅವನ ಹೆಸರು ಶರದ್ವತ ಅಂತ ಬಂತು ಅಂತ. ಅರ್ಥ ಇಷ್ಟೇ, ತಾತ್ಪರ್ಯ ಏನು ಅಂದರೆ ಧನುರ್ವಿದ್ಯೆಯಲ್ಲಿ ಅಪ್ರತಿಮನಾದಂಥ ಮನುಷ್ಯ. ಅವನು ಶೌರ್ಯಕ್ಕೆ ದೇವೇಂದ್ರ ಕೂಡ ಹೆದರ್ತಾ ಇದ್ದಂತೆ. ಅವನ ಏಕಾಗ್ರತೆಯನ್ನು ಕೆಡಿಸಬೇಕು ಅಂತ ದೇವೇಂದ್ರ ಅಪ್ಸರ್ಯರನ್ನು ಕಳಿಸ್ಕೊಡ್ತಿದ್ದಂತೆ ಎಲ್ಲ ಹೇಳ್ತಾರೆ. ಅವನ ಮದುವೆ ಆಯಿತು, ಹೆಂಡತಿ ಬಸುರಿ ಆಗಿದ್ದಾಗ ಈತ ಕಾಡಿಗೆ ಹೋಗ್ಬಿಟ್ಟ ಶರದ್ವತ ತಪಸ್ಸು ಮಾಡಲಿಕ್ಕೆ. ಇವನು ಇಲ್ಲದೆ ಹೋದಾಗ ಹೆಂಡತಿ ಇಬ್ಬರು ಮಕ್ಕಳನ್ನು ಹಡಿದ್ಲು, ಅವಳಿ ಜವಳಿ ಮಕ್ಕಳು, ಒಂದು ಹುಡುಗ ಒಂದು ಹುಡುಗಿ. ಈ ಜೋಡಿ ಮಕ್ಕಳು ಯಾರು ನೋಡ್ಕೋಬೇಕು? ಅಪ್ಪ ಹೋಗ್ಬಿಟ್ನಲ್ಲ, ಒಬ್ಬ ಸೈನಿಕ ಕರ್ತಂದು ಶಂತ್ರು ಮಹಾರಾಜಿಗೆ ಕೊಟ್ಟ, ಈ ಎರಡು ಮಕ್ಕಳಿದ್ದಾವೆ ನೋಡಿ ಅಂತ. ಶಂತ್ರುನ ಕೃಪೆಯಿಂದ ಬೆಳೆದಿದ್ದರಿಂದ ಆ ಮಕ್ಕಳಿಗೆ ಕೃಪಾ ಮತ್ತು ಕೃಪೆ ಅಂತ ಹೆಸರು ಬಂತು. ಗಮನಿಸ್ಬೇಕಾದ ಕೃಪಾಚಾರ್ಯ ಬೆನ್ನಡ್ ಹೀಗೆ ತಪಶಕ್ತಿಯಿಂದ ತನ್ನ ಮಕ್ಕಳ ವಿಷಯ ತಿಳ್ಕೊಂಡ ಶರದ್ವತ ಬಂದ, ಶಂತ್ರು ಮಹಾರಾಜರ ಕಡೆ ಬಂದ, ನನ್ನ ಮಕ್ಕಳನ್ನು ಕೊಡಿ ಅಂತ ಕೊಟ್ಟರು. ಮಗನಿಗೆ ಧನುರ್ವಿದ್ಯೆಯ ಸಾರ ಸರ್ವಸ್ವವನ್ನು ಕಲಿಸಿದ ಅಪ್ಪ ಶರದ್ವತ. ಅದಲ್ಲದೆ ಇತರ ಶಾಸ್ತ್ರಗಳ ಬೋಧನೆಯನ್ನು ಮಾಡಿದ. ಅವನು ಕಲಿಸೋ ರೀತಿ ಎಷ್ಟು ಚೆದ್ದಾಗಿತ್ತು ಅಂದರೆ, ಅತ್ಯಂತ ಕಡಿಮೆ ಕಾಲದಲ್ಲಿ ಕೃಪಾಚಾರ್ಯ ಶಸ್ತ್ರ ಹಾಗೂ ಶಾಸ್ತ್ರ ಎರಡರಲ್ಲೂ ಪರಿಣಿತನಾಗ್ಬಿಟ್ಟ. ಉತ್ತಮ ಗುರು ಅಂತ ಹೆಸರು ತಗೊಂಡ. ಶರದ್ವತನ ಮಗ ಆದ್ದರಿಂದ ಅವನಿಗೆ ಶಾರದ್ವತ ಅಂತ ಒಂದು ಹೆಸರು ಇತ್ತು. ತಂದೆ ಹೇಳಿದ್ರಂತೆ, ನಿನ್ನ ಧ್ವಜದ ಮೇಲೆ ಯಾವಾಗಲೂ ಎತ್ತಿನ ಚಿತ್ರ ಇಟ್ಕೋ, ಅದು ನಿನ್ನ ಲಕ್ಷಣ ಆಗಲಿ ಅಂತ ಹಾಗೆ ಮಾಡಿಕೊಂಡಿದ್ದ. ಅವನ ಮುಂದೆ ಬಂದು ಶ್ರೇಷ್ಠ ಗುರುವಾಗಿ ಕೌರವರಿಗೆ, ಪಾಂಡವರಿಗೆ, ಯಾದವರಿಗೆ, ವೃಷ್ಣಿಗಳಿಗೆ ಶಸ್ತ್ರವಿದ್ಯೆಯನ್ನು ಕಲಿಸಿದ. ದೀರ್ಘಕಾಲ ಬದುಕಿದಂಥ ಅವನು ಕೃಪಾಚಾರ್ಯ. ಮಹಾಭಾರತ ಕುರುಕ್ಷೇತ್ರ ಯುದ್ಧದಲ್ಲಿ ಉಳಿದ ಕೆಲವರೇ ಕೆಲವು ಜನರಲ್ಲಿ ಇವನೊಬ್ಬ. ಪಾಂಡವರು

ಶಿಂಗಾರೋಹಣ ಮಾಡಿದ್ಮ್ಯಾಲೂ ಹಸ್ತಿನಾವತಿಯಲ್ಲಿದ್ದ. ಅರ್ಜುನನ ಮಗನಿಗೆ ಪರೀಕ್ಷಿತನಿಗೆ ಶಸ್ತ್ರವಿದ್ಯೆ ಕಲಿಸಿದ ಅಂತ ಹೇಳ್ತಾರೆ. ಮಹಾಭಾರತ ಯುದ್ಧದಲ್ಲಿ ಕೌರವ ಪರವಾಗಿ ಹೋರಾಡಿದ್ದಷ್ಟೇ ಅಲ್ಲ, ನಮಗೆಲ್ಲ ಗೊತ್ತಿರೋ ಹಾಗೆ ಯುದ್ಧದ 18ನೇ ದಿನ ಅಶ್ವತ್ಥಾಮನ್ ಜೊತೆಗೆ ಸೇರಿಕೊಂಡು ರಾತ್ರಿ ಯುದ್ಧ ಮಾಡಿ ದ್ರೌಪದಿ 5 ಮಕ್ಕಳನ್ನು ಕೊಂದು ಹಾಕಿದ್ನಲ್ರಿ ಇವನು, ಅವ್ರ ಜೊತೆ ಸೇರಿಕೊಂಡು ಕೊನೆಗೆ ಜೀವನದಲ್ಲಿ ಬೇಸತ್ತು ಕಾಡಿಗೆ ಹೋಗಿ ಅಲ್ಲಿ ದೇಹತ್ಯಾಗ ಮಾಡಿದ. ಅಲ್ಲಿ ಒಂದು ಕತೆ ಮುಗಿತು. ಈ ಕತೆ ಕೇಳಿದಾಗೆಲ್ಲ ನನಗೆ ಎಷ್ಟು ಗಾಬರಿ ಆಗುತ್ತೆ ಅಂದರೆ, ಎಂಥ ಹಿನ್ನೆಲೆ ರೀ ಒಂದು? ಗೌತಮರ ಮಗ, ಶರದ್ವತನಂತ ಮಹಾ ತೇಜಸ್ವಿಯ ಮಗ, ಗೌತಮರ ಮೊಮ್ಮಗ, ಶರದ್ವತನಂತ ಮಹಾ ತೇಜಸ್ವಿಯ ಮಗ, ಶಂತನು ಮಹಾರಾಜನ ಅರಮನೆಯಲ್ಲಿ ಬೆಳೆದಂಥವ, ಭೀಷ್ಮನಿಗೆ ಅತ್ಯಂತ ಆಪ್ತನಾಗಿದ್ದವ, ಪಾಂಡವರಂತ ಸತ್ಯವಂತರಿಗೆ ಗುರು ಆಗಿದ್ದವ, ಯಾಕೆ ಹೆಂಗೆ ಸತ್ವ ಏನೂ ಆಗಿ ಹೋದ, ಯಾಕೆ ಹೀಗಾಯ್ತು ಜೀವನ ಒಂದು? ಇಂಥ ಹಿನ್ನೆಲೆ ಇದ್ದವನು ಯಾಕೆ ಗೊತ್ತಾ? ಅವನ ಆಯ್ಕೆ ತಪ್ಪಾಗಿತ್ತು. ಕಪಟಿಗಳಾದ ಕೌರವರ ಆಶ್ರಯವನ್ನು ಹೋಗದೆ ಪಾಂಡವರ ಜೊತೆಗೆ ಬದುಕಿದ್ರೆ ಚೆನ್ನಾಗಿತ್ತು. ಅವನು ಸತ್ಯದ ಧರ್ಮದ ಹಾದಿಯನ್ನು ಬಿಟ್ಟ, ಅಸತ್ಯದ ಮಾರ್ಗದಲ್ಲಿದ್ದವರ ಜೊತೆಗಿದ್ದು ಹೋರಾಡಿದ. ಒಂದು ದೊಡ್ಡ ಪಾಠ ನಮಗೆ ಸಿಲುಕದ್ದು ಸ್ನೇಹಿತರೆ ಇದರಿಂದ ಅಂದರೆ, ನಮ್ಮ ಹಿನ್ನೆಲೆ ಎಂಥ ಅದ್ಭುತವೇ ಆಗಿರ್ಬೋದು, ಆದರೆ ನಾವು ಮಾಡುವಂಥ ಆಯ್ಕೆ ತಪ್ಪಾದರೆ ಅಧಃಪತನ ತಪ್ಪಿದ್ದಲ್ಲ. ಈ ಕೃಪನ ಜೀವನ ಗಾಥೆ ಇದೆಯಲ್ಲ, ನಮಗೊಂದು ಬಹುದೊಡ್ಡ ಎಚ್ಚರಿಕೆಯ ಗಂಟೆ ಇದ್ದ ಹಾಗೆ. ನಮ್ಗೆ ಹಂಗಿದೆ ಹಿಂಗಿದೆ ಹಿಂಗಿದೆ ಹಿನ್ನೆಲೆ ಹೇಳ್ಕೋಬೇಡಿ. ಜೀವನದಲ್ಲಿ ಮಾಡುವಂಥ ಆಯ್ಕೆ ನಿಮ್ಮ ಭವಿಷ್ಯವನ್ನು ನಿರ್ಧಾರ ಮಾಡುತ್ತೆ.

ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ಆರತಿ ದೇವಶಿಖಮಣಿ. ಮುಖ್ಯಾಂಶಗಳು. ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅಧ್ಯಕ್ಷತೆಯಲ್ಲಿ ಉನ್ನತ ಮಟ್ಟದ ಸಮಿತಿ ಸಭೆ. 29,679 ಕೋಟಿ ಹೂಡಿಕೆ ಯೋಜನೆಗಳಿಗೆ ಒಪ್ಪಿಗೆ. ರಾಜ್ಯಪಾಲ ಥಾವರ್ಚಂದ್ ಗೆಹ್ಲೋಟ್ ಇಂದು ಚಿತ್ರದುರ್ಗಕ್ಕೆ ಭೇಟಿ, ವಿವಿಧ ಕಾರ್ಯಕ್ರಮಗಳಲ್ಲಿ ಭಾಗಿ. ರಾಜ್ಯದಲ್ಲಿ ತೀವ್ರ ಬರಗಾಲ, ವರದಿಗೆ ಅನುಗುಣವಾಗಿ ಪರಿಹಾರ ಬಿಡುಗಡೆ ಮಾಡುವಂತೆ ಕೇಂದ್ರಕ್ಕೆ ಉಪಮುಖ್ಯಮಂತ್ರಿ ಆಗ್ರಹ. ಪ್ರಧಾನಮಂತ್ರಿ ಧನಧಾನ್ಯ ಕೃಷಿ ಯೋಜನೆ ಅನುಷ್ಠಾನದಲ್ಲಿ ತುಮಕೂರು ಜಿಲ್ಲೆ ರಾಜ್ಯಕ್ಕೆ ಪ್ರಥಮ. ಈಗ ವಾರ್ತೆಗಳ ವಿವರ. ರಾಜ್ಯದ ಕೈಗಾರಿಕಾ ಕ್ಷೇತ್ರದಲ್ಲಿ ಒಟ್ಟು 29,679 ಕೋಟಿ ರೂಪಾಯಿ ಬಂಡವಾಳ ಹೂಡಿಕೆಯ 9 ಹೊಸ ಮತ್ತು ಹೆಚ್ಚುವರಿ ಹೂಡಿಕೆಯ 8 ಯೋಜನಾ ಪ್ರಸ್ತಾವಗಳಿಗೆ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅಧ್ಯಕ್ಷತೆಯಲ್ಲಿ ನಡೆದ ಉನ್ನತ ಮಟ್ಟದ ಸಭೆಯಲ್ಲಿ ಒಪ್ಪಿಗೆ ದೊರೆತಿದೆ. ಈ ಯೋಜನೆಗಳಿಂದ ಒಟ್ಟಾರೆ 66,360 ಉದ್ಯೋಗಗಳು ಸೃಷ್ಟಿಯಾಗಲಿವೆ. ಕೈಗಾರಿಕೆಗಳಿಗೆ ಪರವಾನಿಗೆ ನೀಡುವ ಯೋಜನಾ ವರದಿಗಳನ್ನು ಸರಿಯಾಗಿ ಪರಿಶೀಲಿಸಬೇಕು. ಯೋಜನೆಗೆ ಪರವಾನಿಗೆ ಪೂರ್ವದಲ್ಲಿ ಆಡಿಟ್ ಕಡ್ಡಾಯವಾಗಿ ನಡೆಸಬೇಕು. ಇದಕ್ಕಾಗಿ ಹೊಸ ಆಡಿಟ್ ತಂಡವನ್ನು ರಚಿಸಬೇಕು ಎಂದು ಮುಖ್ಯಮಂತ್ರಿ ಹಣಕಾಸು ಇಲಾಖೆ ಅಧಿಕಾರಿಗಳಿಗೆ ಸೂಚಿಸಿದ್ದಾರೆ. ಕೈಗಾರಿಕಾ ನೀತಿಯಲ್ಲಿನ ಎಲ್ಲ ಅಂಶಗಳನ್ನು ಸಮರ್ಪಕವಾಗಿ ಅನುಸರಿಸಬೇಕು. ಕೈಗಾರಿಕೆಗಳ ಸ್ಥಾಪನೆ ಮತ್ತು ವಿಸ್ತರಣೆಗೆ ಉತ್ತೇಜನ ನೀಡಲು ಎಲ್ಲ ಕ್ರಮಗಳನ್ನು ಕೈಗೊಳ್ಳಬೇಕು ಎಂದು ನಿರ್ದೇಶನ ನೀಡಿದ್ದಾರೆ. ಮಹಿಳೆಯರು ಸವಾಲುಗಳನ್ನು ಮೆಟ್ಟಿ ಉದ್ದಿಮೆ ಕಟ್ಟುವ ಮನೋಭಾವ ಉಳ್ಳವರು ಹಾಗೂ ಉತ್ತಮ ಚಿಂತಕರು ಎಂದು ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಹೇಳಿದ್ದಾರೆ. ಬೆಂಗಳೂರಿನಲ್ಲಿ ಅಂತಾರಾಷ್ಟೀಯ ಮಹಿಳಾ ಉದ್ಯಮಿಗಳ ದಿನದ 5ನೇ ಆವೃತ್ತಿ ಉದ್ಘಾಟಿಸಿ ಮಾತನಾಡಿದ ಅವರು, ಗ್ರಾಮ ಪಂಚಾಯಿತಿಯಿಂದ ಸಂಸತ್ತಿನವರೆಗೆ ಮಹಿಳಾ ನಾಯಕತ್ವದ ಅಗತ್ಯವಿದೆ. ಮಹಿಳಾ ಸಬಲೀಕರಣಕ್ಕೆ ತಮ್ಮ ಸರ್ಕಾರ ಬದ್ಧವಾಗಿದೆ ಎಂದರು. ಭಾರತೀಯ ಸಂಸ್ಕೃತಿಯಲ್ಲಿ ಹೆಣ್ಣು ಕುಟುಂಬದ ಕಣ್ಣು ಎಂದು

0: ಭಾವಿಸಲಾಗುತ್ತದೆ. ಮಹಿಳಾ ಉದ್ಯಮಿಗಳು ರಾಜ್ಯದ ಅಭಿವೃದ್ಧಿಯ ಪಥದಲ್ಲಿ ಭಾಗಿಗಳಾಗಬೇಕು. ಸಮಾಜದ ಜವಾಬ್ದಾರಿಯನ್ನು ಹೊರುವ ಮಹಿಳಾ ಉದ್ದಿಮೆದಾರರಿಗೆ ತಮ್ಮ ಸರ್ಕಾರ ಸಂಪೂರ್ಣ ಬೆಂಬಲ ನೀಡುತ್ತದೆ ಎಂದು ತಿಳಿಸಿದರು. ಇಂದು ಚಿತ್ರದುರ್ಗ ಜಿಲ್ಲೆಗೆ ರಾಜ್ಯಪಾಲ ಥಾವರ್ಚಂದ್ ಗೆಹ್ಲೋಟ್ ಭೇಟಿ ನೀಡಲಿದ್ದಾರೆ. ರಾಜ್ಯಪಾಲರು ಬೆಳಗ್ಗೆ 11 ಗಂಟೆಗೆ ಹಿರಿಯೂರು ತಾಲೂಕಿನ ಹೊಸೆಯಳನಾಡು ಗ್ರಾಮಕ್ಕೆ ಆಗಮಿಸಲಿದ್ದು 11:30ಕ್ಕೆ ಕರ್ನಾಟಕ ಪಬ್ಲಿಕ್ ಶಾಲೆಯ ನೂತನ ಶಾಲಾ ಕೊಠಡಿಗಳು, ಪ್ರಾರ್ಥನಾ ಮಂದಿರ ಹಾಗೂ ಕುಟೀರಗಳನ್ನು ಉದ್ಘಾಟಿಸಲಿದ್ದಾರೆ. ಶಾಲೆಯ ಸುಜ್ಞಾನ ಸಭಾಂಗಣದಲ್ಲಿ ನಡೆಯಲಿರುವ ಕಾರ್ಯಕ್ರಮದಲ್ಲಿ ಸುತ್ತೂರು ಜಗದ್ಗುರು ಶ್ರೀ ಶಿವರಾತ್ರಿ ದೇಶಿಕೇಂದ್ರ ಮಹಾಸ್ವಾಮಿಗಳು ದಿವ್ಯ ಸಾನ್ನಿಧ್ಯ ವಹಿಸಲಿದ್ದಾರೆ. ಕಾರ್ಯಕ್ರಮದಲ್ಲಿ ಜಿಲ್ಲಾ ಉಸ್ತುವಾರಿ ಸಚಿವ ಟಿ ರಘುಮೂರ್ತಿ, ಹೊಸದುರ್ಗ ಶಾಸಕ ಬಿಜಿ ಗೋವಿಂದಪ್ಪ, ಸಂಸದ ಗೋವಿಂದ ಎಂ ಕಾರಜೋಳ್ ಸೇರಿದಂತೆ ಜನಪ್ರತಿನಿಧಿಗಳು ಹಾಗೂ ಅಧಿಕಾರಿಗಳು ಭಾಗವಹಿಸಲಿದ್ದಾರೆ. ರಾಜ್ಯಪಾಲರ ಭೇಟಿ ಹಿನ್ನೆಲೆಯಲ್ಲಿ ಜಿಲ್ಲಾಡಳಿತ ಮತ್ತು ಪೊಲೀಸ್ ಇಲಾಖೆ ಅಗತ್ಯ ಮುನ್ನೆಚ್ಚರಿಕೆ ಕ್ರಮಗಳೊಂದಿಗೆ ಬಿಗಿ ಭದ್ರತಾ ವ್ಯವಸ್ಥೆ ಕೈಗೊಂಡಿದೆ. ರಾಜ್ಯದ ಪರಿಸ್ಥಿತಿಯನ್ನು ಅವಲೋಕಿಸಿದರೆ ಕಳೆದ ವರ್ಷಕ್ಕಿಂತ ಈ ಬಾರಿ ಭೀಕರ ಬರಗಾಲ ಎದುರಾಗಿದೆ. ಸೆಪ್ಟೆಂಬರ್ 15ನೇ ತಾರೀಖಿನವರೆಗೆ ಬರ ವೀಕ್ಷಣೆ ನಡೆಸಿ ಕೇಂದ್ರಕ್ಕೆ ವರದಿ ಸಲ್ಲಿಸಲಾಗುವುದು ಎಂದು ಉಪಮುಖ್ಯಮಂತ್ರಿ ಡಾ ಜಿ ಪರಮೇಶ್ವರ್ ಹೇಳಿದ್ದಾರೆ. ಚಾಮರಾಜನಗರ ತಾಲೂಕಿನ ಮಲಿಯೂರು ಗ್ರಾಮದಲ್ಲಿ ಸುದ್ದಿಗಾರರೊಂದಿಗೆ ಅವರು ಮಾತನಾಡಿದರು. ಮುಂದಿನ ದಿನಗಳಲ್ಲಿ ಉತ್ತರ ಕರ್ನಾಟಕ ಭಾಗದಲ್ಲೂ ಬರ ಪರಿಶೀಲನೆ ನಡೆಸಲಾಗುವುದು. ಕಳೆದ ವರ್ಷ ಬರದಿಂದ ರಾಜ್ಯ 39,000 ಕೋಟಿ ರೂಪಾಯಿಗಳಷ್ಟು ಬೆಳೆ ಹಾನಿ ಅನುಭವಿಸಿತ್ತು. ಈ ಬಾರಿ ಕೂಡ ರಾಜ್ಯದಲ್ಲಿ ತೀವ್ರ ಬರಗಾಲದ ಪರಿಸ್ಥಿತಿ ಇದ್ದು ಸರ್ಕಾರ ಸಲ್ಲಿಸುವ ವರದಿಗೆ ಅನುಗುಣವಾಗಿ ಪರಿಹಾರ ಬಿಡುಗಡೆ ಮಾಡಬೇಕು ಎಂದು ಅವರು ಆಗ್ರಹಿಸಿದರು. ಪ್ರಧಾನಮಂತ್ರಿ ಧನ್ಧಾನ್ಯ ಕೃಷಿ ಯೋಜನೆ ಅನುಷ್ಠಾನದಲ್ಲಿ ತುಮಕೂರು ಜಿಲ್ಲೆ ರಾಜ್ಯದಲ್ಲಿಯೇ ಪ್ರಥಮ ಹಾಗೂ ದೇಶದಲ್ಲಿ 9ನೇ ಸ್ಥಾನ ಪಡೆದಿದೆ ಎಂದು ಜಿಲ್ಲಾಧಿಕಾರಿ ಶುಭ ಕಲ್ಯಾಣ್ ತಿಳಿಸಿದ್ದಾರೆ. ಜಿಲ್ಲಾ ಪಂಚಾಯಿತಿ ಕಚೇರಿಯಲ್ಲಿ ಜರುಗಿದ ಸಭೆಯ ಅಧ್ಯಕ್ಷತೆ ವಹಿಸಿ ಮಾತನಾಡಿದ ಅವರು, ಪ್ರಧಾನಮಂತ್ರಿ ಧನಧಾನ್ಯ ಕೃಷಿ ಯೋಜನೆಯು ನಮ್ಮ ದೇಶದಲ್ಲಿ ಒಂದು ಪ್ರಮುಖ ಯೋಜನೆಯಾಗಿದೆ ಎಂದರು. ಬೇಡ್ತಿ ಅಘನಾಶಿನಿ ಕೊಳ್ಳ ಸಂರಕ್ಷಣಾ ಸಮಿತಿ ವತಿಯಿಂದ ಇಂದು ಗಂಗಾವಳಿ ಕರಾವಳಿ ಉಳಿಸಿ ಜಾಗೃತಿ ಅಭಿಯಾನದ ಭಾಗವಾಗಿ ಕಾರವಾರ ಅಂಕೋಲಾ ಗೋಕರ್ಣ ಚಲೋ ಜಾಥಾ ಆಯೋಜಿತವಾಗಿದೆ. ಬೆಳಿಗ್ಗೆ 10 ಗಂಟೆಗೆ ಗೋಕರ್ಣದ ಜನತೆ ಜೊತೆ ಜಾಥಾ ತಂಡ ಅಲ್ಲಿನ ಗ್ರಾಮ ಪಂಚಾಯಿತಿಗೆ ಹಕ್ಕೊತ್ತಾಯ ಸಲ್ಲಿಸಲಿದೆ. ಈ ಕುರಿತು ಪ್ರದೇಶ ಸಮಾಚಾರಕ್ಕಾಗಿ ಹೆಚ್ಚಿನ ಮಾಹಿತಿ ನೀಡಿದ್ದಾರೆ ಬೆಡ್ತಿ ಅಘನಾಶಿನಿ ಕೊಳ್ಳ ಸಂರಕ್ಷಣಾ ಸಮಿತಿಯ ಸಂಚಾಲಕರಾದ ಗಣಪತಿ ಕೆ ಬಿಸ್ಲುಕೊಪ್ಪ.
1: ಈ ಜಾಥಾದ ಮುಖ್ಯ ಉದ್ದೇಶ ಏನಂತ ಕೇಳಿದ್ರೆ, ಉತ್ತರ ಕನ್ನಡ ಜಿಲ್ಲೆಯ ಬೇಡ್ತಿ ಗಂಗಾವಳಿ ಅಘನಾಶಿನಿ ನದಿ ತಿರುವು ಯೋಜನೆಗಳನ್ನ ಸರ್ಕಾರವು ಕೈಬಿಡಬೇಕು ಎಂದು ಆಗ್ರಹಿಸಿ ಜಾಥಾ ಹಕ್ಕುತ್ತಾಯ ಹೋರಾಟ ಕಾರ್ಯಕ್ರಮ ಏರ್ಪಡಿಸಲಾಗಿದೆ. ಜನತೆಗೆ ಕರೆ ಕೊಡುವುದೇನೆಂದ್ರೆ, ಕಾರವಾರ, ಅಂಕೋಲಾ, ಗೋಕರ್ಣ, ಯಲ್ಲಾಪುರ, ಶಿರಸಿ, ಸಿದ್ದಾಪುರ, ಕುಮಟಾ ತಾಲೂಕುಗಳ ಸಾಮಾಜಿಕ ಮುಖಂಡರು, ಪರಿಸರ ಸಂಘ ಸಂಸ್ಥೆಗಳು, ರೈತರು, ಮೀನುಗಾರರು, ವನವಾಸಿಗಳು ಜಾಥಾ ಸಭೆಯಲ್ಲಿ ಹಕ್ಕೊತ್ತಾಯ ಮಾಡಲಿದೆ. ತಾವೆಲ್ಲರೂ ಪಾಲ್ಗೊಳ್ಳಿ ಅಂತ ಈ ಸಂದರ್ಭದಲ್ಲಿ ಬೇಡ್ತಿ ಅಘನಾಶಿನಿ ಕೊಳ್ಳ ಸಂರಕ್ಷಣಾ ಸಮಿತಿಯಿಂದ ಮನವಿ ಮಾಡ್ತಾ ಇದ್ದೇನೆ.
0: ಈಗ ಪ್ರಕಟಣೆ, ನಂತರ ಪ್ರದೇಶ ಸಮಾಚಾರ ಮುಂದುವರಿಯುವುದು.
2: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
3: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
4: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
3: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15ಕ್ಕೆ.
0: ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ. ಋತುಮಾನದ ಇನ್ಫ್ಲುಯೆನ್ಸಾ ಜ್ವರವು ಸಾಂಕ್ರಾಮಿಕ ರೋಗವಾಗಿದ್ದು ಇದು ಗಂಭೀರ ಪರಿಣಾಮ ಉಂಟು ಮಾಡಬಹುದು. ಹಾಗಾಗಿ ಸಾಂಕ್ರಾಮಿಕ ರೋಗದ ಬಗ್ಗೆ ನಿರ್ಲಕ್ಷ್ಯ ವಹಿಸದೆ ಮುನ್ನೆಚ್ಚರಿಕೆ ಕ್ರಮ ವಹಿಸಿ ಎಂದು ವಿಜಯನಗರ ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಜಿಲ್ಲಾ ಸರ್ವೇಕ್ಷಣಾಧಿಕಾರಿ ಡಾ ಷಣ್ಮುಖ್ ನಾಯಕ್ ತಿಳಿಸಿದ್ದಾರೆ. ಸಾಂಕ್ರಾಮಿಕ ರೋಗದ ರಕ್ಷಣೆಗಳ ಕುರಿತು ಸಾರ್ವಜನಿಕರು ಮುನ್ನೆಚ್ಚರಿಕೆಯಾಗಿ ಕೆಲ ಅಂಶಗಳನ್ನು ಕೈಗೊಳ್ಳುವ ಕುರಿತು ಪ್ರದೇಶ ಸಮಾಚಾರಕ್ಕಾಗಿ ಹೆಚ್ಚಿನ ಮಾಹಿತಿ ನೀಡಿದ್ದಾರೆ.
5: ಸಾಮಾನ್ಯವಾಗಿ ಫ್ಲೂ ಎಂದು ಕರೆಯಲಾಗುವ ಋತುಮಾನದ ಜ್ವರ ಹವಾಮಾನ ಬದಲಾವಣೆಯ ಸಮಯದಲ್ಲಿ ಜನವರಿಯಿಂದ ಮಾರ್ಚ್ ಹಾಗೂ ಜುಲೈಯಿಂದ ಸೆಪ್ಟೆಂಬರ್ ವರೆಗೆ ಹೆಚ್ಚಾಗಿ ಕಂಡು ಬರ್ತದೆ. ಇದು ಒಂದು ವೈರಲ್ ಜ್ವರ. ಇದರೊಳಗೆ ರೋಗ ಲಕ್ಷಣಗಳು ಅಂದ್ರೆ ಜ್ವರ, ಕೆಮ್ಮು, ಗಂಟಲು ನೋವು, ಮೈಕೈ ನೋವು ಹಾಗೂ ಉಸಿರಾಟದ ತೊಂದರೆ ಇರ್ತದೆ. ಇದು ಸೆಲ್ಫ್ ಲಿಮಿಟಿಂಗ್ ಇಲ್ನೆಸ್ ಇರ್ತದೆ ಮೆಜಾರಿಟಿ ಕೇಸಸ್ ಅಲ್ಲಿ. ಇಲ್ಲಿ ಹೆಚ್ಚಿನ ಅವೇರ್ನೆಸ್ ಮತ್ತೆ ಪ್ರಿಕಾಷನ್ಸ್ ಬೇಕಾಗಿರೋದು ಸಣ್ಣ ಮಕ್ಕಳು, ಗರ್ಭಿಣಿ ಹೆಣ್ಮಕ್ಳು, ವಯಸ್ಸಾಗಿರೋರು, ಕ್ರಾನಿಕ್ ಡಿಸೀಸ್ ಇಂದ ಸಫರ್ ಆಗ್ತಿರೋರು ಇದ್ರ ಬಗ್ಗೆ ಸ್ವಲ್ಪ ಅವೇರ್ ಇರಬೇಕಾಗ್ತದೆ. ಅವ್ರಿಗೇನಾದ್ರೂ ಉಸಿರಾಟದ ತೊಂದರೆ ಇದ್ರೆ ತಕ್ಷಣಕ್ಕೆ ಹತ್ತಿರದ ಆಸ್ಪತ್ರೆ

0: ಆಸ್ಪತ್ರೆಯಲ್ಲಿ ಹೋಗಿ ತೋರಿಸ್ಕೋಬೇಕಾಗ್ತದೆ. ಕೇಸಸ್ ಬಂದ ತಕ್ಷಣ IHIP ಪೋರ್ಟಲ್ ಅಲ್ಲಿ ಡೇ ವೈಸ್ ರಿಪೋರ್ಟ್ ಮಾಡ್ಲಿಕ್ಕೂ ಎಲ್ಲ ಇನ್ಸ್ಟ್ರಕ್ಷನ್ಸ್ ಕೊಟ್ಟಿರ್ತೀವಿ. ಜಿಲ್ಲೆಯಲ್ಲಿ ಇಲ್ಲಿ ತನಕ ನಮಗೆ 17 ಕೇಸಸ್ ಬಂದಿದೆ. ಎಲ್ಲಿನೂ ಕ್ಲಸ್ಟರಿಂಗ್ಗೂ ಅಥವಾ ಔಟ್ಬ್ರೇಕ್ ತರ ನಮಗೆ ಕಂಡು ಬಂದಿರುವುದಿಲ್ಲ.
1: ರಾಜ್ಯದಲ್ಲಿ ಪ್ರವಾಸೋದ್ಯಮ ಮೂಲ ಸೌಕರ್ಯವನ್ನು ಬಲಪಡಿಸುವ ಮತ್ತು ಖಾಸಗಿ ಹೂಡಿಕೆಗೆ ಮತ್ತಷ್ಟು ಉತ್ತೇಜಿಸುವ ನಿಟ್ಟಿನಲ್ಲಿ ಇಂಧನ ಹಾಗೂ ಪ್ರವಾಸೋದ್ಯಮ ಖಾತೆ ಸಚಿವ ಕೆಜೆ ಜಾರ್ಜ್ ಅವರ ಅಧ್ಯಕ್ಷತೆಯಲ್ಲಿ ನಡೆದ ಸಭೆಯಲ್ಲಿ ರಾಜ್ಯದ ಹೋಟೆಲ್ ವಲಯದ ಹಲವು ಮಹತ್ವದ ಯೋಜನೆಗಳಿಗೆ ಅನುಮೋದನೆ ನೀಡಲಾಯಿತು. ಪ್ರವಾಸೋದ್ಯಮ ನೀತಿಯಡಿ 8 ಪ್ರೀಮಿಯಂ ಮತ್ತು 10 ಬಜೆಟ್ ಹೋಟೆಲ್ಗಳು ಸೇರಿದಂತೆ ಒಟ್ಟು 18 ಯೋಜನೆಗಳಿಗೆ ಅನುಮೋದನೆ ನೀಡಲಾಗಿದೆ. ಸಭೆಯಲ್ಲಿ ಕರ್ನಾಟಕ ಪ್ರವಾಸೋದ್ಯಮ ನೀತಿಯಡಿ 35 ಪ್ರೀಮಿಯಂ ಹಾಗೂ 43 ಬಜೆಟ್ ಹೋಟೆಲ್ಗಳು ಸೇರಿದಂತೆ ಒಟ್ಟು 78 ಯೋಜನೆಗಳಿಗೆ ತಾತ್ವಿಕ ಅನುಮೋದನೆ ನೀಡಲಾಯಿತು. ಹೊಸ ಹೋಟೆಲ್ ಯೋಜನೆಗಳಿಂದ ಪ್ರವಾಸಿ ತಾಣಗಳಲ್ಲಿ ಗುಣಮಟ್ಟದ ವಸತಿ ಸೌಲಭ್ಯ ಹೆಚ್ಚುವುದರ ಜೊತೆಗೆ ಖಾಸಗಿ ಹೂಡಿಕೆ, ಸ್ಥಳೀಯ ಉದ್ಯೋಗ ಹಾಗೂ ಪ್ರವಾಸೋದ್ಯಮ ಆಧಾರಿತ ಆರ್ಥಿಕ ಚಟುವಟಿಕೆಗಳಿಗೆ ಉತ್ತೇಜನ ದೊರೆಯಲಿದೆ. ಇದೇ ತಿಂಗಳ 6ರಂದು ಬೆಂಗಳೂರಿನ ಪ್ಯಾಲೇಸ್ ಗ್ರ್ಯಾಂಡ್ಸ್ ಗಾಯತ್ರಿ ವಿಹಾರ ಕನ್ವೆನ್ಷನ್ ಸೆಂಟರ್ನಲ್ಲಿ ಸ್ಟಡಿ ಅಬ್ರಾಡ್ ಮೇಳ ನಡೆಯಲಿದೆ ಎಂದು ಆರೋಗ್ಯ ಖಾತೆ ಸಚಿವ ಯುಟಿ ಖಾದರ್ ತಿಳಿಸಿದ್ದಾರೆ. ಮಂಗಳೂರಿನಲ್ಲಿ ಸುದ್ದಿಗಾರರಿಗೆ ಈ ವಿಷಯ ತಿಳಿಸಿದ ಅವರು, ಜಗತ್ತಿನ ಪ್ರಮುಖ 70 ಅತ್ಯುತ್ತಮ ವಿಶ್ವವಿದ್ಯಾಲಯಗಳ ಪ್ರತಿನಿಧಿಗಳು ನೇರವಾಗಿ ಭಾಗವಹಿಸಲಿದ್ದಾರೆ ಎಂದರು. ಬೆಂಗಳೂರು, ಮಂಗಳೂರು, ಹುಬ್ಬಳ್ಳಿ, ಮೈಸೂರು, ಬೆಳಗಾವಿ ಜಿಲ್ಲೆಗಳಲ್ಲಿ ಆಹಾರ ಮಳಿಗೆಗಳ ತಪಾಸಣೆ ಚುರುಕುಗೊಳಿಸಲಾಗಿದೆ. ಕಳಪೆ ಸಿಹಿ ತಿಂಡಿ ಘಟಕಗಳನ್ನು ಬಂದ್ ಮಾಡಲಾಗಿದ್ದು, ಕೆಎಫ್ಸಿ ಹಾಗೂ ಕೃತಕವಾಗಿ ಹಣ್ಣು ಮಾಡುವ ಘಟಕಗಳಿಂದ ಮಾದರಿ ಸಂಗ್ರಹಿಸಲಾಗಿದೆ ಎಂದು ಹೇಳಿದರು. ಈಗ ಸಂಕ್ಷಿಪ್ತ ಸುದ್ದಿಗಳು. ಧಾರವಾಡ ತಾಲೂಕಿನ ಧಾರವಾಡ ಹಳಿಯಾಳ ರಾಜ್ಯ ಹೆದ್ದಾರಿ ರಸ್ತೆಯಿಂದ ಬೆನಕನಕಟ್ಟಿ ರಸ್ತೆಯ ಸುಧಾರಣೆ ಹಾಗೂ ಅಭಿವೃದ್ಧಿ ಕಾಮಗಾರಿಗೆ ಧಾರವಾಡ ಜಿಲ್ಲಾ ಉಸ್ತುವಾರಿ ಸಚಿವ ಸಂತೋಷ್ ಎಸ್ ಲಾಡ್ ಭೂಮಿ ಪೂಜೆ ನೆರವೇರಿಸಿದರು. ಅಂಗನವಾಡಿ ಕಟ್ಟಡ ನಿರ್ಮಾಣಕ್ಕೆ ಸಂಬಂಧಿಸಿದಂತೆ ವಿವಿಧ ಯೋಜನೆಗಳಡಿ ಕೈಗೊಂಡಿರುವ ಕಾಮಗಾರಿಗಳನ್ನು ಶೀಘ್ರದಲ್ಲಿ ಪೂರ್ಣಗೊಳಿಸಲು ಅಗತ್ಯ ಕ್ರಮ ಕೈಗೊಳ್ಳುವಂತೆ ಜಿಲ್ಲಾಧಿಕಾರಿ ಕೆ ಲಕ್ಷ್ಮೀಪ್ರಿಯಾ ಅಧಿಕಾರಿಗಳಿಗೆ ಸೂಚಿಸಿದ್ದಾರೆ. ಬೆಂಗಳೂರು ಗ್ರಾಮಾಂತರ ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯತ್, ಯುವ ಸಬಲೀಕರಣ ಮತ್ತು ಕ್ರೀಡಾ ಇಲಾಖೆ ವತಿಯಿಂದ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯಲ್ಲಿ 2026-27 ಸಾಲಿಗೆ ದಸರಾ ಕ್ರೀಡಾ ಸ್ಪರ್ಧೆಗಳನ್ನು ನಾಳೆಯಿಂದ ಆಯಾ ತಾಲೂಕುಗಳಲ್ಲಿ ಪುರುಷ ಮತ್ತು ಮಹಿಳೆಯರಿಗೆ ಆಯೋಜಿಸಲಾಗುತ್ತಿದ್ದು, ಜಿಲ್ಲೆಯ ಆಸಕ್ತ ಕ್ರೀಡಾಪಟುಗಳು ದಸರಾ ಕೂಟದಲ್ಲಿ ಭಾಗವಹಿಸಬಹುದಾಗಿದೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅಧ್ಯಕ್ಷತೆಯಲ್ಲಿ ಉನ್ನತ ಮಟ್ಟದ ಸಮಿತಿ ಸಭೆ, 29,679 ಕೋಟಿ ಹೂಡಿಕೆ ಯೋಜನೆಗಳಿಗೆ ಒಪ್ಪಿಗೆ. ರಾಜ್ಯಪಾಲ ಥಾವರ್ಚಂದ್ ಗೆಹ್ಲೋಟ್ ಇಂದು ಚಿತ್ರದುರ್ಗಕ್ಕೆ ಭೇಟಿ, ವಿವಿಧ ಕಾರ್ಯಕ್ರಮಗಳಲ್ಲಿ ಭಾಗಿ. ರಾಜ್ಯದಲ್ಲಿ ತೀವ್ರ ಬರಗಾಲ, ವರದಿಗೆ ಅನುಗುಣವಾಗಿ ಪರಿಹಾರ ಬಿಡುಗಡೆ ಮಾಡುವಂತೆ ಕೇಂದ್ರಕ್ಕೆ ಉಪಮುಖ್ಯಮಂತ್ರಿ ಆಗ್ರಹ. ಪ್ರಧಾನಮಂತ್ರಿ ಧನಧಾನ್ಯ ಕೃಷಿ ಯೋಜನೆಯ ಅನುಷ್ಠಾನದಲ್ಲಿ ತುಮಕೂರು ಜಿಲ್ಲೆ ರಾಜ್ಯಕ್ಕೆ ಪ್ರಥಮ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ಮುಂದಿನ ರಾಷ್ಟ್ರೀಯ ವಾರ್ತಾ ಪ್ರಸಾರ 7:35.
2: ಇನ್ನು ಮುಂದೆ ಕೇಳಿಬರೋಣ ನಿತ್ಯದ ಬದುಕಿಗೆ ಕಗ್ಗದ ಬೆಳಕು ಸಂಚಿಕೆ 126 ಕುರಿತು. SVYM ನ ಸಲಹೆಗಾರರು ಹಾಗೂ ವಿವೇಕಾನಂದ ಸ್ಮಾರಕ ಆಸ್ಪತ್ರೆಯ ಕೀಲು ಮತ್ತು ಮೂಳೆ ರೋಗ ತಜ್ಞರಾದ ಡಾಕ್ಟರ್ MR ಸೀತಾರಾಮ್ ರವರು ನಡೆಸಿಕೊಡುವ ಕಾರ್ಯಕ್ರಮ.
3: ದಿನನಿತ್ಯದ ಬದುಕಿನ ಸಮಸ್ಯೆ ಸಂದೇಹಗಳಿಗೆ
4: ಲೌಕಿಕ ಹಾಗೂ ಪಾರಮಾರ್ಥಿಕ ಸ್ತರಗಳಲ್ಲಿ ಉತ್ತರವನ್ನು ಕಂಡುಕೊಂಡು
3: ಅರ್ಥಪೂರ್ಣ ಸಾರ್ಥಕ ಜೀವನ ನಡೆಸಲು ನಮಗೆ ಇರುವ ಒಂದು ದಾರಿದೀಪ
4: DVJ ಅವರ ಮಂಕುತಿಮ್ಮನ ಕಗ್ಗ.
3: ಕನ್ನಡದ ಭಗವದ್ಗೀತೆಯೆಂದು ಪ್ರಸಿದ್ಧವಾದ ಈ ಜ್ಞಾನ ಭಂಡಾರದ ಅನಾವರಣವೇ
4: ನಿತ್ಯದ ಬದುಕಿಗೆ ಕಗ್ಗದ ಬೆಳಕು.
3: ತಪ್ಪದೇ ಕೇಳಿ ಪ್ರತಿದಿನ ಬೆಳಗ್ಗೆ 7:15 ನಿಮ್ಮ ಜನಧ್ವನಿ ಬಾನುಲಿಯಲ್ಲಿ.
5: ಆತ್ಮೀಯ ಶ್ರೋತೃಗಳಿಗೆ ನಮಸ್ಕಾರ, ಸುಪ್ರಭಾತ. DVJ ರವರ ಮಂಕುತಿಮ್ಮನ ಕಗ್ಗದ ಅಧ್ಯಯನ ನಿತ್ಯದ ಬದುಕಿಗೆ ಕಗ್ಗದ ಬೆಳಕು ಈ ಕಾರ್ಯಕ್ರಮವನ್ನು ಇವತ್ತು ಮುಂದುವರಿಸೋಣ.
6: ಋತುಚಕ್ರ ತಿರುಗುವುದು
7: ಕಾಲನೆದೆ ಮರುಗುವುದು
6: ಮೃತನ ಮಣ್ಣಿಂದ
7: ಹೊಸ ಹುಲ್ಲು ಮೊಳೆಯುವುದು
6: ಕ್ಷಿತಿ ಗರ್ಭಧರಿಸುವಳು
7: ಮತ್ತೆ ಉದಿಸುವುದು ಜೀವ
6: ಸತತ ಕೃಷಿಯೋ ಪ್ರಕೃತಿ ಮಂಕುತಿಮ್ಮ.

ಈ 140ನೆಯ ಮುಕ್ತಕದಲ್ಲಿದ್ದೀವಿ. ಹಿಂದಿನ ಮುಕ್ತಕದಲ್ಲಿ ನಿತ್ಯ ಪರಿವರ್ತನೆಯೇ ಜಗತ್ತಿನ ಸತ್ಯ ಅಂತ ಹೇಳಿದರು. ಅದನ್ನು ಮುಂದುವರಿಸ್ತಾ ಈಗ ಹೇಗೆ ಆ ಬದಲಾವಣೆಗಳು ನಮಗೆ ಕಾಣಿಸ್ಕೊಳ್ತವೆ ಅನ್ನೋದನ್ನು ಸ್ವಲ್ಪ ವಿವರವಾಗಿ ಹೇಳ್ತಾರೆ. ನಾವು ನಮ್ಮ ಹೊರ ಕಣ್ಣಿಗೆ ಕಾಣೋ ರೀತಿಯಲ್ಲಿ ಬೆಳಗ್ಗೆ ಸೂರ್ಯ ಹುಟ್ಟುತ್ತಾನೆ, ಮಧ್ಯಾಹ್ನವಾಗುತ್ತೆ, ಸೂರ್ಯ ನಮ್ಮ ನೆತ್ತಿ ಮೇಲೆ ಬಂದಿರ್ತಾನೆ, ಸಂಜೆ ಹೊತ್ತಿಗೆ ಸೂರ್ಯ ಕೆಳಗೆ ಹೋಗ್ತಾನೆ, ಆಗ ಕತ್ತಲೆ ಆವರಿಸುತ್ತೆ, ಮತ್ತೆ ಪುನಃ ಬೆಳಗ್ಗೆ ಸೂರ್ಯನ ಉದಯ, ಅಸ್ತಮಾನ, ಮತ್ತೆ ಕತ್ತಲೆ. ಸೊ ಹೀಗೆ ನಿರಂತರವಾಗಿ ಬೆಳಕು ಮೂಡುತ್ತೆ, ಬೆಳಕು ಕಡಿಮೆಯಾಗುತ್ತೆ, ಆಮೇಲೆ ಕತ್ತಲೆ ಬರುತ್ತೆ, ಕತ್ತಲೆ ಓಡ್ ಹೋಗುತ್ತೆ. ಸೊ ಹೀಗೆ ಈ ಚಕ್ರ ನಿತ್ಯ ನಡೀತಾ ಇದೆ. ನಮ್ಮ ಎಲ್ಲ ದೈನಂದಿನ ಚಟುವಟಿಕೆಗಳನ್ನು ನಾವು ನಿತ್ಯ ಆಗುವಂತಹ ದಿನದ ವ್ಯತ್ಯಾಸಗಳಿಗೆ ಹೊಂದಿಸ್ಕೊಂಡಿದ್ದೀವಿ, ಎಲ್ಲ ಜೀವಿಗಳು ಅಷ್ಟೆ. ಹಾಗೆ ದಿನವನ್ನು ದಾಟಿದರೆ ನಾವು ಮಾಸಕ್ಕೆ ಬರ್ತೀವಿ, ಅಲ್ಲಿಂದ ಋತುಗಳಿಗೆ ಬರ್ತೀವಿ. ಆ ಋತು ಅನ್ನುವಂಥದ್ದು ನಮ್ಮ ಕಣ್ಣಿಗೆ ಕಾಣುವಂತೆ ಪ್ರಕೃತಿಯಲ್ಲಿ ಆಗುವಂಥ ವ್ಯತ್ಯಾಸಗಳನ್ನು ಕಾಣಿಸಿಕೊಳ್ಳುವಂತೆ ತೋರಿಸುವಂತೆ ಮಾಡುವಂತಹ ಒಂದು ಕಾಲಘಟ್ಟ. ಸೊ ನಮ್ಮ ನಿತ್ಯದ ಚಟುವಟಿಕೆಗಳಿಗೆ ನಾವು ದಿನ ರಾತ್ರಿ ಅಂತ ಹೇಗೆ ಅಂದ್ಕೊಳ್ತೀವೋ ಹಾಗೆ ಸ್ವಲ್ಪ ದೊಡ್ಡ ಮಟ್ಟದಲ್ಲಿ ಆಲೋಚನೆ ಮಾಡುವಾಗ ಗಿಡಗಳೆಲ್ಲ ಹೊಸ ಎಲೆಗಳನ್ನು ಧರಿಸುವಂತಹ ಒಂದು ಋತು ಇರುತ್ತೆ, ಮರಗಳೆಲ್ಲ ಹಣ್ಣು ಕೊಡುವಂಥ ಕೆಲವು ಋತುಗಳು ಇರುತ್ತೆ. ಒಂದು ಕಾಲಘಟ್ಟ, ಒಂದು ವರ್ಷದ ಕಾಲಘಟ್ಟದಲ್ಲಿ ಪ್ರತಿ ವರ್ಷ ಈ ಋತುವಿನಲ್ಲೇ ಮಾವಿನ ಹಣ್ಣು ನಮಗೆ ಸಿಕ್ಕೋದು, ಪ್ರತಿ ವರ್ಷ ಈ ಋತುವಿನಲ್ಲೇ ರಾಗಿ ನಾವು ಕಟಾವು ಮಾಡೋದು. ಸೊ ಹೀಗೆ ಋತು ಚಕ್ರ ಅನ್ನುವಂಥದ್ದು ನಿರಂತರವಾಗಿ ಪ್ರತಿ ವರ್ಷ ಬರ್ತಾನೆ ಇರುತ್ತೆ. ಯುಗ ಯುಗಾದಿ ಕಳೆದರೂ ಯುಗಾದಿ ಮರುಳಿ ಬರುತ್ತಿದೆ ಅಂತಂದರು ಕುವೆಂಪು ಅವರು. ಸೊ ಅದು ಪ್ರತಿ ವರ್ಷ ಬರ್ತಾ ಇರುತ್ತೆ, ಹೋಗುತ್ತೆ, ಎಲ್ಲೋ ಹೊರಟೋಯ್ತಾ ಅಂತಂದರೆ ಅನ್ಕೊಳ್ಳೋಷ್ಟರಲ್ಲಿ ಮತ್ತೆ ನಮಗೆ ಬಂದುಬಿಡುತ್ತೆ. ಸೊ ಹಾಗೆ ಪ್ರಕೃತಿಯಲ್ಲಿ ಆ ನಿರಂತರತೆಯನ್ನು ನಾವು ಹಲವು ಮಟ್ಟಗಳಲ್ಲಿ ಕಾಣ್ತೀವಿ. ಅದನ್ನು ಹೊಂದಿಕೊಂಡು ಅದಕ್ಕೆ ಹೊಂದಿಕೊಂಡು ಎಲ್ಲ ಜೀವಿಗಳು ಕೂಡ ತಮ್ಮ ದಿನಚರ್ಯೆ ತಮ್ಮ ಜೀವನಚರ್ಯೆಯನ್ನು ಹೊಂದಿಸ್ಕೊಂಡಿರ್ತವೆ. ಸೊ ಈಗ ರಾತ್ರಿಯಲ್ಲಿ ನಿದ್ರೆ ಮಾಡುವಂತಹ ಜೀವಿಗಳು ಅನೇಕ ಅಂತಂದರೆ ರಾತ್ರಿಯಲ್ಲೇ ಎದ್ದು ಬೇಟೆಯಾಡಿ ಹೊಟ್ಟೆ ತುಂಬಿಸ್ಕೊಳ್ಳುವಂಥ ಜೀವಿಗಳು ಕೆಲವಿರ್ತವೆ. ಅವು ದಿನದ ಬದಲಾವಣೆಯನ್ನು ತಮಗೆ ಬೇಕಾದಂತೆ ಉಪಯೋಗಿಸ್ಕೊಂಡು ತಮ್ಮ ಜೀವನವನ್ನು ನಡೆಸ್ತವೆ. ಹಾಗೆ ಋತುಚಕ್ರದಲ್ಲೂ ಕೂಡ ಒಂದೊಂದು ಕ್ಷೇತ್ರದಲ್ಲಿ ಒಂದೊಂದು ಋತುವಿನಲ್ಲಿ ವ್ಯವಸಾಯ ನಡೆಯುತ್ತೆ. ಸೊ ನಮ್ಮಲ್ಲಿ ಮಳೆಗಾಲದಲ್ಲಿ ವ್ಯವಸಾಯ ಮಾಡ್ತೀವಿ ಅಂತಂದಾಗ ನಮ್ಮ ಮಳೆಗಾಲ ವರ್ಷದ ಕೆಲವು ತಿಂಗಳು, ಬೇರೆ ಜಾಗಗಳಲ್ಲಿ ಇದೇ ಮಳೆಗಾಲ ಇದೇ ವರ್ಷದ ಬೇರೆ ತಿಂಗಳಲ್ಲಿ ಬರಬಹುದು, ಅವರು ಅದಕ್ಕೆ ತಕ್ಕಂತೆ ಹೊಂದಿಕೊಂಡಿರ್ತಾರೆ. ಸೊ ಋತುಚಕ್ರಕ್ಕೆ ಹೊಂದಿಕೊಂಡು ನಮ್ಮ ಜೀವನ ಚಕ್ರವೂ ಕೂಡ ನಡೀತಾ ಇರುತ್ತೆ. ಆದರೆ ಒಂದು ಸತ್ಯ ಏನಪ್ಪ ಅಂತಂದರೆ ಋತುಚಕ್ರ ತಿರುಗೇ ತಿರುಗುತ್ತೆ ಅಂತ. ಈ ವರ್ಷ ಈ ರೀತಿ ಮಳೆ ಬಂತು ಸಮಯದಲ್ಲಿ ಅಂತಂದರೆ ಮುಂದಿನ ವರ್ಷವೂ ಬರುತ್ತೆ ಅನ್ನೋಂಥ ಭರವಸೆಯಲ್ಲೇ ನಾವು ಮುಂದುವರಿತೀವಿ. ಸೊ ಹೀಗೆ ನಮ್ಮ ಜೀವನವನ್ನು ನಾವು ಕಟ್ಕೊಳ್ತಾ ಹೋಗ್ತೀವಿ. ಆದರೆ ನಮಗೆ ಗೊತ್ತಿರೋಂಥ ಇನ್ನೊಂದು ಸತ್ಯದ ವಿಷಯ ಏನಪ್ಪ ಅಂತಂದರೆ ಹುಟ್ಟು ಸಾವುಗಳು ಒಂದೇ ಪುರುಳಿನ ಎರಡು ದಶೆಗಳು ಅಂತ ಕಳೆದ ಸರ್ತಿನೂ ಹೇಳಿದರು. ಸೊ ನಾವು ಈ ಋತುಚಕ್ರಕ್ಕೆ ಅದಕ್ಕೆ ಇದಕ್ಕೆ ಎಲ್ಲ ಹೊಂದಿಸ್ಕೊಂಡು ನಮ್ಮ ಜೀವನವನ್ನೇನೋ ಕಟ್ಕೊಳ್ತಾ ಬರ್ತೀವಿ ಅಂತಂದರೆ ಒಂದು ಘಟ್ಟ ಬರುತ್ತೆ, ಜೀವನ ಮುಗೀತು, ಇನ್ನೇನು ನೆಕ್ಸ್ಟು ಸಾವು. ಸೊ ನಾವು ಸಾಯ್ತೀವಿ ಅಲ್ವಾ. ಸಾವು ಎಲ್ಲರಿಗೂ ಬಂದೇ ಬರುತ್ತೆ. ಋತುಚಕ್ರ ಹೇಗೆ ತಿರುಗುತ್ತೋ ಹುಟ್ಟಿದವರೆಲ್ಲರಿಗೂ ಸಾವು ಬಂದೇ ಬರುತ್ತೆ. ಸೊ ಆ ಸಾವು ಬಂದಾಗ ನಾವು ಕಾಲ ಅಂತಂದರೆ ಯಮನಿಗೆ ನಾವು ಕಾಲ ಅಂತೀವಿ, ಅಂದರೆ ದಿ ಗಾಡ್ ಆಫ್ ಡೆತ್, ಎಲ್ಲವನ್ನೂ ನಿಯಮಿಸಿ ಎಲ್ಲವನ್ನೂ ನಿಯಂತ್ರಿಸುವಂಥ ಒಂದು ಶಕ್ತಿ ಅದು ಕಾಲ. ಕಾಲ ಯಾರ ಹಂಗೂ ನೋಡಲ್ಲ, ಅವನಿಗೆ ಇಷ್ಟವಾದವರು ಕಷ್ಟ ಕೊಟ್ಟವರು ಅವೆಲ್ಲ ಏನಿಲ್ಲ. ಸಮಯ ಬಂದಾಗ ಎಲ್ಲರನ್ನೂ ಎಳ್ಕೊಂಡು ಹೋಗ್ತಾನೆ ಕಾಲ. ಸೊ ಹಾಗೆ ನಿರ್ದಯಿಯಾಗಿ ಎಲ್ಲರನ್ನೂ ಮುಗಿಸ್ಬಿಡುವಂತಹ ಕಾಲ ಯಾವುದೋ ಒಂದು ಸಂದರ್ಭದಲ್ಲಿ ಬೇಜಾರು ಮಾಡ್ಕೋತಾನಂತೆ. ಕಾಲನ ಎದೆ ಮರುಗುವುದು ಅಂತ ರೆಡಿ ವಿಜಿಯವರು. ಸೊ ಅಂತಹ ನಿಷ್ಕರುಣಿಯಾದಂತಹ ನಿಷ್ಪಕ್ಷಪಾತಿಯಾದಂತಹ ಕಾಲನ ಎದೆ

0: ಕೂಡ ಮರುಗುತ್ತಂತೆ, ಅಯ್ಯೋ ಪಾಪ ಅನ್ಸುತ್ತಂತೆ. ಸೊ ಅಯ್ಯೋ ಪಾಪ ಅನ್ಸಿದಾಗ ಅವನೇನು ಮಾಡ್ತಾನೆ, ಅಯ್ಯೋ ಇವ್ರನ್ನ ಸಾಯಿಸ್ಬಿಟ್ಟಿದ್ದೀನಲ್ಲ ಅಂಥೇಳಿ ಮರು ಜೀವಕ್ಕೊಂದು ಅವಕಾಶ ಕೊಡ್ತಾನಂತೆ. ಅದು ಹೇಗೆ, ಮೃತನ ಮಣ್ಣಿಂದ ಹೊಸ ಹುಲ್ಲು ಮೊಳೆಯುವುದು. ಮೃತ ಶರೀರ ನಾವು ನಮ್ಮ ಪದ್ಧತಿ ಪ್ರಕಾರ ಅದನ್ನು ಸುಡ್ತೀವಿ ಅಥವಾ ಹೂಳ್ತೀವಿ, ಏನೋ ಮಾಡ್ತೀವಿ. ಅದನ್ನು ಸುಟ್ಟಂತಹ ನಮ್ಮ ಶರೀರ ದೇಹ ಅದೇನಾಯಿತು, ಬೂದಿ ಆಯಿತು. ಬೂದಿ ಎಲ್ಲಿ ಹೋಯಿತು, ಮಣ್ಣಿನಲ್ಲಿ ಸೇರಿಹೋಯಿತು. ನೇರವಾಗಿ ಹೂಳಲ್ಪಟ್ಟಂತಹ ಮೃತ ಶರೀರ ಅದೇನಾಯಿತು, ಮಣ್ಣಿನಲ್ಲಿ ಮಣ್ಣಾಗಿ ಹೋಯಿತು. ಶರೀರವಾಗಿ ಇಷ್ಟು ಹೊತ್ತು, ಈಗ ಮಣ್ಣಿನಲ್ಲಿ ಲೀನವಾಗಿ ಹೋಯಿತು. ಮಣ್ಣಿನಲ್ಲಿ ಲೀನವಾಗೋಯ್ತು ಅಂತಂದ್ರೇನು, ಮಣ್ಣಿನ ಭಾಗವೇ ಆಗೋಯ್ತು. ಸೊ ಮಣ್ಣಿನಲ್ಲಿ ಏನಿದೆ, ಅನೇಕ ಪುಷ್ಟಿಯಂಶಗಳಿವೆ ಅದರಲ್ಲಿ. ಅದನ್ನು ನಾವು ಪೊಟ್ಯಾಶ್ ಅಂತೀವಿ, ನೈಟ್ರೋಜನ್ ಅಂತೀವಿ, ಇನ್ನೊಂದು ಮತ್ತೊಂದು. ಸೊ ನಮ್ಮ ಶರೀರ ಕೂಡ ಅದರಿಂದಲೇ ಮಾಡಲ್ಪಟ್ಟಿರೋದ್ರಿಂದ ಶರೀರ ತಾನೇ ಇಲ್ಲವಾಗಿ ಭೂಮಿ ಆಗೋಯ್ತೀಗ. ಆ ಭೂಮಿಯಲ್ಲಿ ಈ ಸತ್ವಾಂಶಗಳನ್ನು ಹೀರ್ಕೊಂಡು ಯಾವುದೋ ಹುಲ್ಲು ಮುಳಿತಾ ಇದೆ. ಸೊ ಮೃತನ ಶರೀರ ಬೇರೊಂದು ರೂಪವನ್ನು ತಾಳಿ ಈಗ ಹೊಸ ಜೀವಕ್ಕೆ ಒಂದು ಆಸರೆಯಾಯಿತು. ಸೊ ಹೇಗೆ ಋತುಚಕ್ರ, ಬೇಸಿಗೆ ಆದಮೇಲೆ ಒಂದಷ್ಟು ಕಾಲ ದಾಟಿದ್ಮೇಲೆ ಪುನಃ ಬೇಸಿಗೆ ಬರುತ್ತೋ, ಹಾಗೆಯೇ ಜೀವ ಜೀವಿಸಿದ ನಂತರ ಪಂಚಭೂತಗಳಲ್ಲಿ ಲೀನವಾಗಿ ಮತ್ತೆ ಜೀವವಾಗಿಯೇ ಹೊರಗೆ ಬರುತ್ತೆ ಅಂತ. ಸೊ ಹಾಗೆ ಕಾಲ ನಿಷ್ಕರುಣಿಯಾದಂತಹ ಯಮ ನಮಗೆ ಕರುಣೆಯನ್ನು ತೋರಿಸಿದಾನಂತೆ, ಬಾ ನೀನು ಬಾ, ನೀನು ಸೈಕಲ್ ಜಾಯಿನ್ ಆಗು. ಮತ್ತೆ ಜೀವಿ ಮೃತ, ಜೀವಿ ಮೃತ್ಯು. ಸೊ ಹೀಗೆ ಇದು ನಮ್ಮ ಮುಂದಕ್ಕೆ ಹೋಗ್ತಾ ಹೋಗುತ್ತೆ. ಸೊ ಅದು ಹೇಗಾಗುತ್ತೆ ಅಂತಂದರೆ, ಕ್ಷಿತಿ ಭೂಮಿ ಗರ್ಭ ಧರಿಸ್ತಾಳಂತೆ. ಆ ಗರ್ಭ ಧರಿಸಿ ತನ್ನೆಲ್ಲವನ್ನೂ ಆ ತನ್ನ ಶಿಶುವಿಗೆ ಧಾರೆ ಎಳಿತಾಳೆ. ಈಗ ನಮ್ಮ ದೇಹ ಮೃತ ಶರೀರ ಭೂಮಿಯಲ್ಲಿ ಒಂದಾಯಿತು, ಅಲ್ಲಿರುವಂಥ ಪುಷ್ಟಿಯಂಶಗಳನ್ನು ತಾಯಿ ಭೂಮಿ ತನ್ನೊಳಗಡೆ ಎಳ್ಕೊಂಡು ಇನ್ನೊಂದು ಜೀವಕ್ಕೆ ಅದನ್ನು ಆಹಾರವಾಗಿ ಕೊಡ್ತಾ ಬರ್ತಾಳೆ. ಸೊ ಆಗ ಮತ್ತೆ ಉದಿಸುವುದು ಜೀವ. ಎಂಥ ಸುಂದರವಾದಂಥ ಕಲ್ಪನೆ. ಸೊ ನಮಗೆ ಅದಕ್ಕೆ ನಾವು ಭೂಮಿಯನ್ನು ತಾಯಿ ಅಂತ ಗೌರವಿಸಿರೋದು, ಭೂಮಿ ತಾಯಿ ಅಂತ ಹೇಳ್ತೀವಿ ನಾವು ಇದೇ ಕಾರಣಕ್ಕೆ. ಯಾಕೆ, ಭೂಮಿ ತಾಯಿ ಎಲ್ಲಕ್ಕೂ ಜೀವವನ್ನು ಕೊಡುವಂತಹ ತಾಯಿ. ಯಾರೋ ಒಬ್ರಿಗೋ ಇಬ್ಬರಿಗೋ ತಾಯಿ ಅಲ್ಲ, ಎಲ್ಲ ತಾಯಂದಿರಿಗೆ ತಾಯಿ ಭೂಮಿ ತಾಯಿ. ಸೊ ಹಾಗೆ ಒಂದು ಚಕ್ರ ನಡೀತಾ ಇದೆ, ಈ ಚಕ್ರ ಮುಂದುವರ್ಕೊಂಡು ಹೋಗ್ತಾ ಇದೆ. ಇದನ್ನು ಕೃಷಿಗೆ ಹೋಲಿಸ್ತಾರೆ ಡಿ ವಿ ಜಿ ಅವರು. ನಾವು ಕೃಷಿಯಲ್ಲಿ ಏನು ಮಾಡ್ತೀವಿ, ಪ್ರತಿ ವರ್ಷ ಸರಿಯಾದ ಕಾಲಕ್ಕೆ ನಾವು ಭೂಮಿಯನ್ನು ಉಳ್ತೀವಿ, ಉತ್ತ ಭೂಮಿಯಲ್ಲಿ ಬೀಜಗಳನ್ನು ನಾವು ಬಿತ್ತನೆ ಮಾಡ್ತೀವಿ. ಅದು ಪೋಷಣೆಗೆ ಬೇಕಾದಂಥ ಎಲ್ಲ ನೀರಾಗ್ಬೋದು, ಗೊಬ್ಬರವಾಗ್ಬೋದು, ಏನೋ ಒಂದು ಅದನ್ನೆಲ್ಲ ಕೊಡ್ತೀವಿ. ಆಮೇಲೆ ಏನು ಮಾಡ್ತೀವಿ, ನಮಗೆ ಬೇಕಾದದ್ದನ್ನು ನಾವು ಅದರಿಂದ ತಗೋತೀವಿ, ಉಳಿದಿದ್ದನ್ನು ಅಲ್ಲೇ ಬಿಡ್ತೀವಿ. ತಿರುಗಿ ಮುಂದಿನ ವರ್ಷ ಅದೇ ಇದನ್ನು ನಾವು ಪ್ರಕ್ರಿಯೆಯನ್ನು ರಿಪೀಟ್ ಮಾಡ್ತೀವಿ. ಸೊ ಈಗಷ್ಟೇ ನಾವು ನೋಡಿದಂತಹ ಈ ಶರೀರ, ಜೀವನ, ಮೃತ್ಯು, ಮತ್ತು ಪಂಚಭೂತದಲ್ಲಿ ಒಂದಾಗುವಂಥದ್ದು, ಮತ್ತು ಇನ್ಯಾವುದೋ ಜೀವವಾಗುವಂಥದ್ದು ಕೂಡ ಕೃಷಿಕರು ಮಾಡುವಂಥ ಕೃಷಿಯ ರೀತಿಯಲ್ಲೇ ನಡೀತಾ ಇರುವಂಥ ಒಂದು ಪ್ರಕ್ರಿಯೆ. ಸೊ ಇಲ್ಲಿ ಹಾಗಾದರೆ ಇದರ ಭೂಮಿ ಯಾವುದಪ್ಪ ಅಂತಂದರೆ, ಪ್ರಕೃತಿಯೇ ಭೂಮಿ. ಮಾಡ್ತಾ ಇರುವಂಥ ರೈತ ಯಾರು ಅಂತಂದರೆ, ಅದು ಆ ಪರಮ ಚೈತನ್ಯ ಪುರುಷ. ಸೊ ಪುರುಷ ಈ ಇದರಲ್ಲಿ ಪ್ರಕೃತಿಯಲ್ಲಿ ಈ ರೀತಿಯ ಕೃಷಿಯನ್ನು ನಡೆಸ್ತಾ ಹೋಗ್ತಾ ಇದ್ದಾನೆ. ಇಲ್ಲಿ ಯಾವುದೂ ಕೂಡ ಮೇಲಲ್ಲ, ಯಾವುದೂ ಕೂಡ ಕೀಳಲ್ಲ. ಯಾಕೆ, ಇವಾಗ ಇರೋಂಥ ರೀತಿಯಲ್ಲಿ, ಇವಾಗ ಇರೋಂಥ ಒಂದು ರೂಪದಲ್ಲಿ ಹೆಚ್ಚಿನ ಕಾಲ ಯಾವುದೂ ಇರಲ್ಲ, ರೂಪಾಂತರವಾಗುತ್ತೆ, ಆದರೆ ಯಾವುದೂ ಇಲ್ಲವಾಗಲ್ಲ. ನಾನು ಈ ಶರೀರವಾಗಿ ಇಲ್ಲವಾಗಬಹುದು, ಆದರೆ ನಾನು ನಾನಾಗಿ ಇಲ್ಲವಾಗಲ್ಲ. ಯಾಕೆ, ಬೇರೆ ಒಂದು ರೂಪದಲ್ಲಿ ಸದಾಕಾಲ ನಾನು ಮುಂದುವರಿತಾ ಇರ್ತೀನಿ. ಸೊ ಹಾಗೆ ನಾನು ಆ ಸಮಷ್ಟಿಯ ಒಂದು ಅವಿನಾಶಿಯಾದಂಥ ಭಾಗ ಅನ್ನೋದನ್ನ ನಾವು ನೆನ್ಪಿಟ್ಕೊಳ್ಬೇಕು.
1: ಇದುವರೆಗೂ ನಿತ್ಯದ ಬದುಕಿಗೆ ಕಗ್ಗದ ಬೆಳಕು ಸಂಚಿಕೆ 126 ಕುರಿತು ಎಸ್ ವಿ ವೈಎಂನ ಸಲಹೆಗಾರರು ಹಾಗೂ ವಿವೇಕಾನಂದ ಸ್ಮಾರಕ ಆಸ್ಪತ್ರೆಯ ಕೀಲು ಮತ್ತು ಮೂಳೆರೋಗ ತಜ್ಞರಾದ ಡಾಕ್ಟರ್ ಎಂಆರ್ ಸೀತಾರಾಮರವರು ನಡೆಸಿಕೊಟ್ಟ ಕಾರ್ಯಕ್ರಮವನ್ನು ಕೇಳಿದಿರಿ. ಇನ್ನು ಮುಂದೆ ಕೇಳಿಬರೋಣ ಜ್ಞಾನಸುಧ ಕಾರ್ಯಕ್ರಮದಲ್ಲಿ ಬೇಡದ ಭಾರಗಳನ್ನು ಕಳೆದುಕೊಳ್ಳೋಣ ಎಂಬ ವಿಷಯದ ಕುರಿತು ಪ್ರಕಾಶ್ ಅವರು ನಡೆಸಿಕೊಡುವ ಕಾರ್ಯಕ್ರಮ.

ಪ್ರಿಯ ಜನಧ್ವನಿ ಕೇಳುಗರಿಗೆಲ್ಲ ನಮಸ್ಕಾರ. ಇದು ಜನಧ್ವನಿ ರೇಡಿಯೋ. ಇದು 90.8 ಕಂಪನಾಂಕದಲ್ಲಿ ಸರಗೋರಿನಿಂದ ಪ್ರಸಾರವಾಗುತ್ತಿದೆ. ನಾನು ನಿಮ್ಮ ಬಾನುಲಿ ಗೆಳೆಯ ಪ್ರಕಾಶ್ ಸರಗೋರು. ಎಂದಿನಂತೆ ತಮ್ಮೆಲ್ಲರಿಗೂ ಜ್ಞಾನಸುಧ ಕಾರ್ಯಕ್ರಮಕ್ಕೆ ಪ್ರೀತಿಪೂರ್ವಕ ಸ್ವಾಗತವನ್ನು ಕೋರುತ್ತಿದ್ದೇನೆ. ಪ್ರಿಯ ಕೇಳುಗರೆ, ಇಂದಿನ ನಮ್ಮ ಜ್ಞಾನಸುಧ ಕಾರ್ಯಕ್ರಮದಲ್ಲಿ ಬೇಡದ ಭಾರಗಳನ್ನು ಕಳೆದುಕೊಳ್ಳೋಣ ಎಂಬ ವಿಷಯದ ಕುರಿತು ಮಾಹಿತಿಯನ್ನ ತಿಳಿದು ಬರೋಣ. ಎಂದೋ ಒಂದಿನ ನಮ್ಮವರೇ ಮಾಡಿದ ಹವಮಾನ, ನಂಬಿಸಿ ಕೈಕೊಟ್ಟ ಪ್ರಿಯತಮ, ಯಾರೋ ಬೈದ ಬೈಗುಳ, ಯಾರೋ ಕೆಟ್ಟದಾಗಿ ನಡೆಸಿಕೊಂಡ ಪ್ರಸಂಗ, ಆತ್ಮೀಯ ಗೆಳೆಯ ಮಾಡಿದ ಮೋಸ, ಸಮಾಜದಲ್ಲಿ ತಲೆ ತಗ್ಗಿಸುವ ಸನ್ನಿವೇಶಗಳು ಎಲ್ಲರ ಜೀವನದಲ್ಲಿ ಬಂದು ಹೋಗಿರಲೇಬೇಕು. ಇದರಲ್ಲಿ ಕೆಲವೊಂದಿಷ್ಟಾದರೂ ಎಲ್ಲರ ಜೀವನದಲ್ಲಿ ನಡೆದಿರುತ್ತವೆ. ಇವು ನಡೆದು ಎಷ್ಟೋ ವರ್ಷಗಳ ನಂತರವೂ ಎಲ್ಲರ ಮುಂದೆ ಹೇಳುತ್ತಾ ತಿರುಗುತ್ತಿರುತ್ತೇವೆ, ಇಲ್ಲವೇ ಆ ಘಟನೆಗಳನ್ನು ನೆನಪಿಸಿಕೊಂಡು ಕೊರಗುತ್ತಿರುತ್ತೇವೆ. ಹಾಗೆ ನೋಡಿದರೆ ಇವೆಲ್ಲ ಬೇಡದ ಭಾರಗಳಲ್ಲವೇ? ಇವುಗಳನ್ನು ಹತ್ತಾರು ಜನರ ಮುಂದೆ ಹೇಳಿದರೇನು? ನೂರಾರು ಸಲ ಮನದಲ್ಲಿ ನೆನೆದು ಮರುಗಿದರೆ ಲಾಭವಿದೆಯೇ? ಇದರಿಂದ ನಮ್ಮ ಮಾನಸಿಕ ಆರೋಗ್ಯ ಹಾಳಾಗಬಹುದೇ ವಿನಃ ಯಾವುದೇ ರೀತಿಯಿಂದ ಲಾಭವಂತೂ ಇಲ್ಲವೇ ಇಲ್ಲ. ಒಂದು ಮನಸ್ಸಿನವರೆಗೆ ಮತ್ತೊಬ್ಬರ ಜೊತೆ ಸೇಡು, ವೈರ, ಸಿಟ್ಟು, ಸೆಡುವುಗಳನ್ನು ಸಾಕಿಕೊಂಡು ಜತನ ಮಾಡಿಕೊಂಡು ಬಂದಿರುತ್ತೇವೆ. ಅವರ ಕಂಡರೆ ಇಲ್ಲವೇ ನಮ್ಮ ಎದುರಿಗೆ ಬಂದರು ಸಹಿತ ಮುಖ ತಿರುವಿಕೊಂಡು ಅಸಮಾಧಾನ ವ್ಯಕ್ತಪಡಿಸಿರುತ್ತೇವೆ. ಅವರೇನು ಕಡಿಮೆ ಇರುವುದಿಲ್ಲ, ಅವರು ನಮ್ಮನ್ನು ಕಂಡರೆ ಮುಖ ತಿರುಗಿಸಿ ನಡೆದಿರುತ್ತಾರೆ. ಇದರಿಂದ ಇಬ್ಬರಿಗೂ ಪ್ರಯೋಜನವಿಲ್ಲ. ಆದರೆ ನಮ್ಮಲ್ಲಿರುವ ಅಹಂ ಹಿಂದಿನದೆಲ್ಲವನ್ನು ಮರೆತು ಒಂದಾಗಲು ಬಿಡುವುದೇ ಇಲ್ಲ. ಹೀಗಾಗಿಯೇ ಈ ಜಗಳಗಳು, ಪೊಲೀಸ್ ಸ್ಟೇಷನ್, ಕೋರ್ಟ್ ಅಲೆದಾಟ, ಸಣ್ಣ ಹೊಂದಾಣಿಕೆಯ ಕೊರತೆ, ರಾಜಿಯಾಗಲು ಅಡ್ಡಿ ಬಂದ ಅಹಂಕಾರಕ್ಕೆ ಇಡೀ ಜೀವನದ ನೆಮ್ಮದಿಯನ್ನು ಕಿತ್ತುಕೊಂಡ ಉದಾಹರಣೆಗಳನ್ನು ನಮ್ಮ ಸುತ್ತಲೂ ನೋಡಿರುತ್ತೇವೆ. ಇದರಿಂದ ನಾವು ಎಚ್ಚೆತ್ತುಕೊಂಡು ಮನುಷ್ಯನಿಗೆ ಭಾರವಾದ ಈ ಸಿಟ್ಟು ಸೆಡುವುಗಳನ್ನು ಕಳೆದುಕೊಂಡರೆ ಜೀವನಕ್ಕೆ ನೆಮ್ಮದಿ ಸಿಗುವುದರಲ್ಲಿ ಅನುಮಾನವೇ ಇಲ್ಲ. ಕೆಲವು ಸಂಬಂಧಗಳು ಬಿಸಿ ತುಪ್ಪದಂತೆ ಅನುಭವಿಸಿಕೊಂಡು ಇಲ್ಲವೇ ಸಹಿಸಿಕೊಂಡು ಬದುಕು ನಡೆಸುತ್ತಿರುತ್ತೇವೆ. ನುಂಗಲು ಆಗದೆ ಉಗುಳಲು ಆಗದೆ ಇರುವ ಬಿಸಿ ತುಪ್ಪಕ್ಕಿಂತಲೂ ಭಯಂಕರವಾಗಿರುತ್ತವೆ. ಸಮಾಜಕ್ಕೆ ಹೆದರಿ ಎಲ್ಲವನ್ನು ಸಹಿಸಿಕೊಂಡು ಹೋಗುತ್ತಿರುತ್ತೇವೆ. ಸಹಿಸಿಕೊಂಡಷ್ಟು ಸಂಬಂಧ ಭಾರವಾಗುತ್ತಾ ಸಾಗುತ್ತದೆ. ನಮ್ಮ ವಿರುದ್ಧವೇ ಎಲ್ಲರ ಮುಂದೆ ಏನಾದರೊಂದು ಹೇಳಿಕೊಂಡು ತಿರುಗುತ್ತಿರುತ್ತಾರೆ. ಅವರು ಒಂದಿಷ್ಟು ಸಿಂಪತಿ ಗಳಿಸಿಕೊಳ್ಳಲು ನಮ್ಮನ್ನು ಕಳನಾಯಕರನ್ನಾಗಿ ಮಾಡಿರುತ್ತಾರೆ. ಇಂತಹ ಸಂಬಂಧಗಳನ್ನು ಸಾಧ್ಯವಾದರೆ ಕಳಚಿ ಭಾರವನ್ನು ಹಗುರ ಮಾಡಿಕೊಳ್ಳುವುದು ಒಳ್ಳೆಯದು. ಮತ್ತೊಬ್ಬರನ್ನು ನೋಡಿ ಹುರಿದುಕೊಳ್ಳುವ ಗುಣ ಇಂದು ಹೆಚ್ಚಾಗುತ್ತಿದೆ. ನಮ್ಮವರು ಏನಾದರೂ ಸಾಧನೆ ಮಾಡಿದರೆ ನಮ್ಮ ನೆರೆಹೊರೆಯವರ ಮಕ್ಕಳು, ಸಹೋದ್ಯೋಗಿಗಳ ಮಕ್ಕಳು, ಸಂಬಂಧಿಕರ ಮಕ್ಕಳು ವಿಶೇಷ ಸಾಧನೆಗೈದರೆ ಮುಕ್ತ ಕಂಠದಿಂದ ಶ್ಲಾಘಿಸೋಣ. ಕೊಂಕು ಮಾತನಾಡುವುದನ್ನು ಕಡಿಮೆ ಮಾಡಿಕೊಳ್ಳೋಣ. ಮತ್ತೊಬ್ಬರ ಜೊತೆ ಹೋಲಿಸಿಕೊಂಡು ಕೊರಗವದು, ಇಲ್ಲವೇ ದೇವರು ನಮಗೆ ಅನ್ಯಾಯ ಮಾಡಿದನೆಂದು ಕಣ್ಣೀರು ಹಾಕುವುದನ್ನು ಬಿಡೋಣ. ಸಣ್ಣ ಸಣ್ಣ ವಿಷಯಗಳಿಗೆ ನೆರೆಹೊರೆಯವರ ಜೊತೆ, ಸಂಬಂಧಿಕರಲ್ಲಿ, ಕಚೇರಿಗಳಲ್ಲಿ ಮತ್ತು ಸಮಾಜದಲ್ಲಿ ಕಿರಿಕಿರಿ ಮಾಡಿಕೊಂಡು ಜಗಳಕ್ಕೆ ನಿಲ್ಲುವುದು, ಮನಸ್ತಾಪ ಮಾಡಿಕೊಳ್ಳುವುದನ್ನು ಬಿಡೋಣ. ಇನ್ನೊಂದು ಕೆಟ್ಟ ಗುಣವಾದ ನಾನು ಹೇಳಿದಂತೆ ಆಗಬೇಕು, ನನಗೊಬ್ಬನಿಗೆ ಮಾತ್ರ ಎಲ್ಲವೂ ಗೊತ್ತಿದೆ ಎಂಬುದನ್ನು ಬಿಟ್ಟು ಜೀವನದಲ್ಲಿ ಎಲ್ಲವನ್ನು ಬಲ್ಲವರು ಯಾರಿಲ್ಲ ಎಂಬ ಸತ್ಯವನ್ನು ಅರ್ಥ ಮಾಡಿಕೊಳ್ಳುವುದು. ನಮ್ಮಲ್ಲಿ ಬೇಡವಾದ ಈ ಮೇಲಿನ ಕೆಟ್ಟ ಗುಣಗಳ ಭಾರವನ್ನು ಕಡಿಮೆ ಮಾಡಿಕೊಂಡರೆ ಜೀವನ ನೆಮ್ಮದಿಯಾಗಿರುತ್ತದೆ. ಪ್ರಿಯ ಕೇಳುಗರೆ, ಕೇಳದಲ್ಲಷ್ಟೊತ್ತು ಬೇಡದ ಭಾರಗಳನ್ನು ಕಳೆದುಕೊಳ್ಳೋಣ ಎಂಬ ವಿಷಯದ ಕುರಿತ ಜ್ಞಾನಸುಧ ಕಾರ್ಯಕ್ರಮ ಹಾಗೂ ಮತ್ತೊಂದು ಜ್ಞಾನಸುಧ ಕಾರ್ಯಕ್ರಮದಲ್ಲಿ ಮತ್ತೊಂದು ವಿಚಾರ ಜೊತೆ ಭೇಟಿಯಾಗ್ತೀನಿ. ಅಲ್ಲಿಯವರೆಗೆ ಕೇಳ್ತೇರಿ ಜನಧ್ವನಿ. ಇದು ನಿಮ್ಮ ನೆಚ್ಚಿನ ಹಾಗೂ ಮೈಸೂರಿನ ಮೊಟ್ಟ ಮೊದಲ ಸಮುದಾಯ ಬಾನುಲಿ ಕೇಂದ್ರ 90.8 ಕಂಪನಾಂಕದಲ್ಲಿ ಸರಗೋರಿನಿಂದ ಪ್ರಸಾರವಾಗುತ್ತಿದೆ. ನಮಸ್ಕಾರ.

0: ಇದುವರೆಗೂ ಬೇಡದ ಭಾರಗಳನ್ನು ಕಳೆದುಕೊಳ್ಳೋಣ ಎಂಬ ವಿಷಯದ ಕುರಿತು ಪ್ರಕಾಶ್ ಅವರು ಪ್ರಸ್ತುತಪಡಿಸಿದ ಜ್ಞಾನಸುಧಾ ಕಾರ್ಯಕ್ರಮವನ್ನು ಕೇಳಿದಿರಿ.
1: ಸಾರ್ವಜನಿಕರಿಗೊಂದು ಪ್ರಕಟಣೆ. ದಿನಾಂಕ 3/9/2026 ಗುರುವಾರದಂದು ವಿವೇಕಾನಂದ ಸ್ಮಾರಕ ಆಸ್ಪತ್ರೆಯಲ್ಲಿ ಲಭ್ಯವಿರುವ ವೈದ್ಯರುಗಳ ವಿವರ ಹೀಗಿದೆ. ಡಾಕ್ಟರ್ ನರೇಂದ್ರ ರಾಮಕೃಷ್ಣರವರು ಕಣ್ಣಿನ ತಪಾಸಣಾ ತಜ್ಞರು. ಡಾಕ್ಟರ್ ನಾಗೇಶ್ ಅವರು ಸಾಮಾನ್ಯ ರೋಗ ತಜ್ಞರು. ಡಾಕ್ಟರ್ ಕುಮಾರ್ ಅವರು ಮಕ್ಕಳ ತಜ್ಞರು. ಇವರು ಬೆಳಗ್ಗೆ 9:30 ಮಧ್ಯಾಹ್ನ 12:30 ಲಭ್ಯವಿರುತ್ತಾರೆ. ಡಾಕ್ಟರ್ ನಿಸರ್ಗರವರು ಪ್ರಸೂತಿ ಮತ್ತು ಸ್ತ್ರೀರೋಗ ತಜ್ಞರು. ಡಾಕ್ಟರ್ ಸುಷ್ಮರವರು ಮಕ್ಕಳ ತಜ್ಞರು. ಡಾಕ್ಟರ್ ವಿದ್ಯಾಶೀರವರು ದಂತ ಚಿಕಿತ್ಸೆ ತಜ್ಞರು. ಡಾಕ್ಟರ್ ವೈಷ್ಣವಿರವರು ಆಯುರ್ವೇದ ತಜ್ಞರು. ಡಾಕ್ಟರ್ ತುಷಾರರವರು ಕಿವಿ ಮೂಗು ಮತ್ತು ಗಂಟಲು ರೋಗ ತಜ್ಞರು. ಇವರು ಮಧ್ಯಾಹ್ನ 2:00 ಸಂಜೆ 5:00 ಲಭ್ಯವಿರುತ್ತಾರೆ. ಡಾಕ್ಟರ್ ಸಂತೋಷ್ ಅವರು ಹೃದಯ ರೋಗ ತಜ್ಞರು. ಇವರು ಬೆಳಗ್ಗೆ 11:00 ಮಧ್ಯಾಹ್ನ 1:00 ಲಭ್ಯವಿರುತ್ತಾರೆ. ಡಾಕ್ಟರ್ ಐನರಾಜ್ ರವರು ಫಿಜಿಯೋಥೆರಪಿಸ್ಟ್ ಅವರು. ಡಾಕ್ಟರ್ ದೀಪಶ್ರೀ ರವರು ವಾಕ್ ಭಾಷಾ ಶ್ರವಣ ತಜ್ಞರು. ಈ ಎಲ್ಲ ವೈದ್ಯರ ಸೌಲಭ್ಯ ಲಭ್ಯವಿರುತ್ತದೆ ಹಾಗೂ ದಿನದಲ್ಲಿ 24 ತುರ್ತು ಚಿಕಿತ್ಸೆ ಸೌಲಭ್ಯ ಲಭ್ಯವಿರುತ್ತದೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ವಿವೇಕಾನಂದ ಸ್ಮಾರಕ ಆಸ್ಪತ್ರೆ, ಹಂಚಿಪುರ ರಸ್ತೆ, ಸರಗೂರು. ದೂರವಾಣಿ ಸಂಖ್ಯೆ 9686663318. ಮತ್ತೊಮ್ಮೆ ದೂರವಾಣಿ ಸಂಖ್ಯೆ 9686663318. ಧನ್ಯವಾದಗಳು.

0: ಆಕಾಶವಾಣಿ
1: ವಾರ್ತೆಗಳು ಓದುತ್ತಿರುವವರು ಚೇತನ್ ಸಿವಿ. ಮುಖ್ಯಾಂಶಗಳು. ನವದೆಹಲಿಯಲ್ಲಿ ಇಂದು ಬೆಲ್ಜಿಯಂ ಪ್ರಧಾನಿ ಅವರೊಂದಿಗೆ ಪ್ರಧಾನಿ ನರೇಂದ್ರ ಮೋದಿ ದ್ವಿಪಕ್ಷೀಯ ಮಾತುಕತೆ. ನಗರ ಸ್ಥಳೀಯ ಸಂಸ್ಥೆಗಳಿಗೆ ಅರಿವು ಮೂಡಿಸಲು ಚಿಂತನ ಶಿಬಿರಗಳ ಆಯೋಜನೆಗೆ ಪ್ರಧಾನಿ ಕರೆ. ನೇಪಾಳ ಪ್ರವಾಹ, ಮೃತಪಟ್ಟವರ ಸಂಖ್ಯೆ 1,250 ಏರಿಕೆ. ಇದುವರೆಗೆ 11,993 ಜನರ ರಕ್ಷಣೆ. ಟಿ20 ಮಹಿಳಾ ಏಷ್ಯಾ ಕಪ್ ಕ್ರಿಕೆಟ್ ಇಂದಿನ ಪಂದ್ಯದಲ್ಲಿ ಭಾರತ ಹಾಂಗ್ಕಾಂಗ್ ಮುಖಾಮುಖಿ. ವಾರ್ತೆಗಳ ವಿವರ. ಪ್ರಧಾನಿ ನರೇಂದ್ರ ಮೋದಿಯವರು ಇಂದು ನವದೆಹಲಿಯಲ್ಲಿ ಬೆಲ್ಜಿಯಂ ಪ್ರಧಾನಿ ಬಾರ್ಟ್ ಡಿ ವೇವರ್ ಅವರೊಂದಿಗೆ ದ್ವಿಪಕ್ಷೀಯ ಮಾತುಕತೆ ನಡೆಸಲಿದ್ದಾರೆ. ಉಭಯ ದೇಶಗಳ ನಡುವೆ ವಿವಿಧ ಕ್ಷೇತ್ರಗಳಲ್ಲಿ ದ್ವಿಪಕ್ಷೀಯ ಸಂಬಂಧಗಳ ಬಲವರ್ಧನೆ ಜೊತೆಗೆ ಪರಸ್ಪರ ಆಸಕ್ತಿಯ ಪ್ರಾದೇಶಿಕ ಮತ್ತು ಜಾಗತಿಕ ವಿಷಯಗಳ ಕುರಿತು ಇಬ್ಬರು ನಾಯಕರು ಚರ್ಚೆ ನಡೆಸಲಿದ್ದಾರೆ. ಬೆಲ್ಜಿಯಂ ಪ್ರಧಾನಿ 3 ದಿನಗಳ ಭಾರತ ಭೇಟಿಗಾಗಿ ನಿನ್ನೆ ರಾತ್ರಿ ನವದೆಹಲಿಗೆ ಆಗಮಿಸಿದ್ದಾರೆ. ಅವರೊಂದಿಗೆ ಬೆಲ್ಜಿಯಂ ರಕ್ಷಣಾ ಸಚಿವ ಥಿಯೋ ಫ್ರಾಂಕೆನ್ ಕೂಡ ಆಗಮಿಸಿದ್ದಾರೆ. ಕಳೆದ ವರ್ಷ ಫೆಬ್ರವರಿಯಲ್ಲಿ ಅಧಿಕಾರ ವಹಿಸಿಕೊಂಡ ನಂತರ ಇದು ಬಾರ್ಟ್ ಡಿ ವೇವರ್ ಅವರ ಮೊದಲ ಭಾರತ ಭೇಟಿಯಾಗಿದೆ. ಭಾರತ ಐರೋಪ್ಯ ಒಕ್ಕೂಟದ ಮುಕ್ತ ವ್ಯಾಪಾರ ಒಪ್ಪಂದದ ಸಂದರ್ಭದಲ್ಲಿ ಭಾರತೀಯ ಕೈಗಾರಿಕಾ ವ್ಯವಹಾರಗಳ ಒಕ್ಕೂಟದ ಕಾರ್ಯಕ್ರಮದಲ್ಲಿ ಅವರು ಪ್ರಮುಖ ಭಾಷಣ ಮಾಡಲಿದ್ದಾರೆ. ಈ ಭೇಟಿಯು ಭಾರತ ಬೆಲ್ಜಿಯಂ ಪಾಲುದಾರಿಕೆಯನ್ನು ಮತ್ತಷ್ಟು ಬಲಪಡಿಸಲು ಹಾಗೂ ವ್ಯಾಪಾರ ಮತ್ತು ಹೂಡಿಕೆ, ರಕ್ಷಣೆ ಮತ್ತು ಭದ್ರತೆ, ನವೀಕರಿಸಬಹುದಾದಂತಹ ಇಂಧನ ಸೇರಿದಂತೆ ಪರಸ್ಪರ ಆಸಕ್ತಿಯ ಕ್ಷೇತ್ರಗಳಲ್ಲಿ ಸಹಕಾರವನ್ನು ಮುನ್ನಡೆಸಲು ಅವಕಾಶವನ್ನು ಒದಗಿಸುತ್ತದೆ. ನಗರೀಕರಣದಿಂದ ಉಂಟಾಗುವಂತಹ ಸವಾಲುಗಳಾದಂತಹ ಜನಸಂಖ್ಯೆ ಬೆಳವಣಿಗೆ ಮತ್ತು ಭವಿಷ್ಯದ ನೀರಿನ ಅವಶ್ಯಕತೆಗಳ ಬಗ್ಗೆ ನಗರ ಸ್ಥಳೀಯ ಸಂಸ್ಥೆಗಳಿಗೆ ಅರಿವು ಮೂಡಿಸಲು ಚಿಂತನಾ ಶಿಬಿರಗಳನ್ನು ಆಯೋಜನೆ ಮಾಡುವಂತೆ ಪ್ರಧಾನಿ ನರೇಂದ್ರ ಮೋದಿಯವರು ಕರೆ ನೀಡಿದ್ದಾರೆ. ಜಲಶಕ್ತಿ ಸಚಿವಾಲಯ

ಆಯೋಜನೆ ಮಾಡಿದಂತಹ ಎರಡು ದಿನಗಳ ರಾಷ್ಟ್ರೀಯ ನೀರಿನ ಶೃಂಗಸಭೆಯ ಸಮಾರೋಪ ಅಧಿವೇಶನ ಉದ್ದೇಶಿಸಿ ಮಾತನಾಡಿದ ಅವರು, ನೀರು ಉಳಿಸುವ ತಂತ್ರಜ್ಞಾನಗಳನ್ನು ಹೆಚ್ಚು ಅಳವಡಿಸಿಕೊಳ್ಳುವಂತೆ ಕರೆ ನೀಡಿದ್ದಾರೆ. ಭಾರತೀಯ ತಯಾರಕರು ಮತ್ತು ಪಾಲುದಾರರು ಪರಿಣಾಮಕಾರಿ ಪರಿಹಾರಗಳನ್ನು ಅಭಿವೃದ್ಧಿಪಡಿಸಲು ಅನುವು ಮಾಡಿಕೊಡಲು ಜಾಗತಿಕ ಅತ್ಯುತ್ತಮ ಅಭ್ಯಾಸಗಳಿಗೆ ಒಡ್ಡಿಕೊಳ್ಳುವುದು ಸೇರಿದಂತೆ ಅದಕ್ಕೆಂದೇ ಮೀಸಲಾದ ಪ್ರದರ್ಶನ ಮತ್ತು ಕಾರ್ಯಾಗಾರಗಳನ್ನು ಆಯೋಜನೆ ಮಾಡುವಂತೆ ಅವರು ನಿರ್ದೇಶಿಸಿದ್ದಾರೆ. ಜನರಲ್ಲಿ ಹೆಚ್ಚಿನ ಜಾಗೃತಿ ಮೂಡಿಸಲು ಜಲ ಉತ್ಸವವನ್ನು ಉತ್ತೇಜಿಸುವಂತೆ ಸಲಹೆ ನೀಡಿದ ಪ್ರಧಾನಿ ನರೇಂದ್ರ ಮೋದಿ ಅವರು, ಕೆರೆಗಳಲ್ಲಿ ಹೂಳು ತೆಗೆಯುವುದನ್ನು ನಿಯಮಿತ ಕಾರ್ಯಕ್ರಮವನ್ನಾಗಿ ಮಾಡಲು ಮತ್ತು ಹೂಳು ತೆಗೆಯಲು ಸ್ಪಷ್ಟ ಮಾನದಂಡಗಳನ್ನು ರೂಪಿಸುವಂತೆ ಕರೆ ನೀಡಿದ್ದಾರೆ. ವಿದೇಶಾಂಗ ಸಚಿವ ಡಾ ಎಸ್ ಜೈಶಂಕರ್ ಅವರು ಇಂದಿನಿಂದ 3 ದಿನಗಳ ಕಾಲ ಉಕ್ರೇನ್ ಮತ್ತು ಪೋಲೆಂಡ್ಗೆ ಭೇಟಿ ನೀಡಲಿದ್ದಾರೆ. ಭೇಟಿಯ ಸಂದರ್ಭದಲ್ಲಿ ಡಾ ಎಸ್ ಜೈಶಂಕರ್ ಅವರು ಉಕ್ರೇನ್ನ ವಿದೇಶಾಂಗ ಸಚಿವ ಆಂಡ್ರಿ ಸಿಬಿಯಾ ಮತ್ತು ಪೋಲೆಂಡ್ನ ಉಪ ಪ್ರಧಾನಮಂತ್ರಿ ಹಾಗೂ ವಿದೇಶಾಂಗ ಸಚಿವ ರಾಡೋಸ್ಲಾವ್ ಸಿಕೋರ್ಸ್ಕಿ ಅವರೊಂದಿಗೆ ದ್ವಿಪಕ್ಷೀಯ ಸಮಾಲೋಚನೆ ನಡೆಸಲಿದ್ದಾರೆ. ದ್ವಿಪಕ್ಷೀಯ ಸಂಬಂಧಗಳನ್ನು ಮತ್ತಷ್ಟು ಬಲಪಡಿಸುವುದು ಡಾ ಎಸ್ ಜೈಶಂಕರ್ ಅವರ ಭೇಟಿಯ ಪ್ರಮುಖ ಉದ್ದೇಶವಾಗಿದೆ. ಪ್ರಾದೇಶಿಕ ಬೆಳವಣಿಗೆ ಮತ್ತು ಪರಸ್ಪರ ಹಿತಾಸಕ್ತಿಯ ವಿಷಯಗಳ ಕುರಿತು ಅಭಿಪ್ರಾಯ ವಿನಿಮಯಕ್ಕೂ ಈ ಭೇಟಿ ಅವಕಾಶ ಕಲ್ಪಿಸಲಿದೆ ಎಂದು ವಿದೇಶಾಂಗ ವ್ಯವಹಾರಗಳ ಸಚಿವಾಲಯ ತಿಳಿಸಿದೆ. ಮುಂದಿನ ವಾರ ಭಾರತದಲ್ಲಿ ನಡೆಯಲಿರುವಂತಹ ಬ್ರಿಕ್ಸ್ ಶೃಂಗಸಭೆಯಲ್ಲಿ ಭಾಗಿಯಾಗಲು ವಿಶ್ವಸಂಸ್ಥೆಯ ಪ್ರಧಾನ ಕಾರ್ಯದರ್ಶಿ ಆಂಟೋನಿಯೋ ಗುಟರಸ್ ಅವರು ಭಾರತಕ್ಕೆ ಭೇಟಿ ನೀಡಲಿದ್ದಾರೆ ಎಂದು ವಿಶ್ವಸಂಸ್ಥೆಯ ಪ್ರಧಾನ ಕಾರ್ಯದರ್ಶಿಗಳ ಅಧಿಕೃತ ವಕ್ತಾರ ಸ್ಟೀಫನ್ ದುಜಾರಿಕ್ ತಿಳಿಸಿದ್ದಾರೆ. ಈ ವರ್ಷದ ಡಿಸೆಂಬರ್ನಲ್ಲಿ ವಿಶ್ವಸಂಸ್ಥೆಯ ಮುಖ್ಯಸ್ಥರಾಗಿ ತಮ್ಮ ಅಧಿಕಾರದ ಅವಧಿಯನ್ನು ಪೂರ್ಣಗೊಳಿಸಲಿರುವ ಗುಟರೆಸ್ ಅವರಿಗೆ ಇದು ಭಾರತಕ್ಕೆ 5ನೆಯ ಭೇಟಿಯಾಗಿದ್ದು ಈ ವರ್ಷದ 2ನೆಯ ಪ್ರವಾಸವಾಗಿದೆ. ಇದೇ 12ರಿಂದ ಪ್ರಾರಂಭವಾಗಲಿರುವ ಈ ಶೃಂಗಸಭೆಯಲ್ಲಿ ರಷ್ಯಾ ಅಧ್ಯಕ್ಷ ವ್ಲಾಡಿಮಿರ್ ಪುಟಿನ್, ಚೀನಾ ಅಧ್ಯಕ್ಷ ಜಿ ಜಿನ್ಪಿಂಗ್ ಹಾಗೂ ಇರಾನ್ ಅಧ್ಯಕ್ಷ ಮಸೂದ್ ಭಾಗಿಯಾಗುವ ನಿರೀಕ್ಷೆ ಇದೆ. ಕೇಂದ್ರ ಕೃಷಿ ಮತ್ತು ಗ್ರಾಮೀಣಾಭಿವೃದ್ಧಿ ಸಚಿವ ಶಿವರಾಜ್ ಸಿಂಗ್ ಅವರು ಇಂದು ಮುಂಬೈನಲ್ಲಿ ಬ್ಯಾಂಕ್ ಮತ್ತು ಗ್ರಾಮೀಣ ಜೀವನೋಪಾಯ ಮಿಷನ್ಗಳ ಉನ್ನತ ಮಟ್ಟದ ಸಭೆಯ ಅಧ್ಯಕ್ಷತೆಯನ್ನು ವಹಿಸಲಿದ್ದಾರೆ. ಸ್ವಸಹಾಯ ಗುಂಪುಗಳಿಗೆ ಸರಾಸರಿ ವಿತರಣೆಯ ಪ್ರಮಾಣವನ್ನು ಹೆಚ್ಚಿಸಲು ವೈಯಕ್ತಿಕ ಉದ್ಯಮ ಸಾಲ ಬಂಡವಾಳವನ್ನು ದ್ವಿಗುಣಗೊಳಿಸುವ ಬಗ್ಗೆ ಸಭೆ ಗಮನಹರಿಸಲಿದೆ. ನೇಪಾಳ ಟಿಬೆಟ್ನಲ್ಲಿ ಸಂಭವಿಸಿದ ಭೀಕರ ಪ್ರವಾಹದಲ್ಲಿ ಸಾವನ್ನಪ್ಪಿದವರ ಸಂಖ್ಯೆ 1250ಕ್ಕೆ ಏರಿಕೆಯಾಗಿದೆ. ನೇಪಾಳದ ಭೋಟೆಕೋಶಿ ನದಿ ಮತ್ತು ಭೂಗತ ವಿದ್ಯುತ್ ಕೇಂದ್ರಗಳ ಉದ್ದಕ್ಕೂ ಸುರಂಗಗಳಲ್ಲಿ ಸಿಲುಕಿರುವವರನ್ನು ಪತ್ತೆಹಚ್ಚಲು ರಕ್ಷಣಾ ತಂಡಗಳು ಮಳೆ ಮತ್ತು ಅವಶೇಷಗಳ ನಡುವೆ ಕಾರ್ಯಾಚರಣೆ ಮುಂದುವರಿಸಿವೆ. ಕಾಣೆಯಾದವರಲ್ಲಿ 583 ಜನರು ವಿದೇಶಿಯರಾಗಿದ್ದಾರೆ. ನೇಪಾಳ ಸೇನೆ ಸೇರಿದಂತೆ ಭದ್ರತಾ ಸಿಬ್ಬಂದಿಯ ಜಂಟಿ ಪಡೆಗಳು ಇಲ್ಲಿಯವರೆಗೆ ಹೆಲಿಕಾಪ್ಟರ್ಗಳು ಮತ್ತು ಭೂ ಮಾರ್ಗಗಳನ್ನು ಬಳಸಿಕೊಂಡು 11,993 ಜನರನ್ನ ರಕ್ಷಿಸಿವೆ. ಶೋಧ ಮತ್ತು ರಕ್ಷಣಾ ಕಾರ್ಯಾಚರಣೆಗಾಗಿ ಸುಮಾರು 21,314 ಭದ್ರತಾ ಸಿಬ್ಬಂದಿಯನ್ನು ನಿಯೋಜನೆ ಮಾಡಲಾಗಿದೆ. ಚೀನಾದ ಕಡೆಯಿಂದ ನೇಪಾಳ ಗಡಿಯ ಬಳಿ ಟಿಬೆಟ್ನ ಗೈರಾಂಗ್ ಕೌಂಟಿಯಲ್ಲಿ ಸಂಭವಿಸಿದ ಹಠಾತ್ ಪ್ರವಾಹದಲ್ಲಿ ಸಾವನ್ನಪ್ಪಿದವರ ಸಂಖ್ಯೆ 21ಕ್ಕೆ ಏರಿಕೆಯಾಗಿದ್ದು ಇನ್ನು 541 ಜನರು ಕಾಣೆಯಾಗಿದ್ದಾರೆ. ಈ ವಾರ್ತೆಯನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ. ಉಕ್ರೇನ್ನಲ್ಲಿ ನಡೆಯುತ್ತಿರುವಂತಹ ಯುದ್ಧವನ್ನು ಕೊನೆಗೊಳಿಸಲು ರಷ್ಯಾ ಶಾಂತಿ ಒಪ್ಪಂದಕ್ಕೆ ಕೆಲಸ ಮಾಡಲು ಸಿದ್ಧವಾದಾಗ ಮಾತ್ರ ರಷ್ಯಾ ಅಧ್ಯಕ್ಷ ವ್ಲಾಡಿಮಿರ್ ಪುಟಿನ್ ಅವರೊಂದಿಗೆ ಮತ್ತೊಂದು ಸುತ್ತಿನ ಶೃಂಗಸಭೆ ನಡೆಸಲು ಸಿದ್ಧ ಎಂದು ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ತಿಳಿಸಿದ್ದಾರೆ. ರಷ್ಯಾ ಮತ್ತು ಉಕ್ರೇನ್ ಎರಡರೊಂದಿಗೂ ಅಮೆರಿಕ ಉತ್ತಮ ಸಂಬಂಧವನ್ನು ಕಾಯ್ದುಕೊಳ್ಳುವುದು ತಮ್ಮ ಬಯಕೆಯಾಗಿದ್ದು ಸಂಬಂಧಗಳನ್ನು ಸುಧಾರಿಸುವುದು ವ್ಯವಹಾರಕ್ಕೂ ಪ್ರಯೋಜನಕಾರಿ ಎಂದು ಅವರು ಹೇಳಿದ್ದಾರೆ. ರಷ್ಯಾ ಉಕ್ರೇನ್ ಯುದ್ಧದ ಅಂತ್ಯಗೊಳಿಸುವ ನಿಟ್ಟಿನಲ್ಲಿ ಚರ್ಚಿಸಲು ಟ್ರಂಪ್ ಮತ್ತು ಪುಟಿನ್ 2025 ಆಗಸ್ಟ್ನಲ್ಲಿ ಅಲಾಸ್ಕಾದಲ್ಲಿ ಕೊನೆಯ ಬಾರಿ ಭೇಟಿಯಾಗಿದ್ದರು. ದೇಶದ ಪ್ರತಿಯೊಂದು ಜಿಲ್ಲೆಯ ರಫ್ತು ಸಾಮರ್ಥ್ಯವನ್ನು ಬಳಸಿಕೊಳ್ಳಲು ಕೇಂದ್ರ ಸರ್ಕಾರ ರಫ್ತು ಕೇಂದ್ರಗಳಾಗಿ ಜಿಲ್ಲೆಗಳು ಉಪಕ್ರಮ ಜಾರಿಗೊಳಿಸಿದೆ. ಈ ಯೋಜನೆಯಡಿ ಸ್ಥಳೀಯ ಉತ್ಪನ್ನಗಳು ಮತ್ತು ಸೇವೆಗಳನ್ನು ಜಾಗತಿಕ ಮಾರುಕಟ್ಟೆಗೆ ಪರಿಚಯಿಸಲು ಕ್ರಮ ಕೈಗೊಳ್ಳಲಾಗುತ್ತಿದೆ. ಭೌಗೋಳಿಕ ಮಾನ್ಯತೆ ಪಡೆದ ಉತ್ಪನ್ನ, ಕೃಷಿ ಉತ್ಪನ್ನ, ಆಟಿಕೆ ಮತ್ತು ಎಂಜಿನಿಯರಿಂಗ್ ಉತ್ಪನ್ನಗಳಿಗೆ ಆದ್ಯತೆಯನ್ನು ನೀಡಲಾಗಿದೆ. ಈ ವರ್ಷದ ಜನವರಿಯವರೆಗೆ ದೇಶದ 770ಕ್ಕೂ ಹೆಚ್ಚು ಜಿಲ್ಲೆಗಳು ಯೋಜನೆಯ ವ್ಯಾಪ್ತಿಗೆ ಬಂದಿವೆ. ಆತ್ಮನಿರ್ಭರ ಭಾರತ ಮತ್ತು ವೋಕಲ್ ಫಾರ್ ಲೋಕಲ್ ಪರಿಕಲ್ಪನೆಗಳಿಗೆ ಪೂರಕವಾಗಿರುವಂತಹ ಈ ಯೋಜನೆ ದೇಶದ $1 ಟ್ರಿಲಿಯನ್ ರಫ್ತು ಗುರಿ ಸಾಧನೆಗೆ ಸಹಕಾರಿಯಾಗಲಿದೆ ಎಂದು ಕೇಂದ್ರ ಸರ್ಕಾರ ತಿಳಿಸಿದೆ.
ದುಬೈ ಅಂತಾರಾಷ್ಟ್ರೀಯ ಕ್ರೀಡಾಂಗಣದಲ್ಲಿ ಟಿ20 ಮಹಿಳಾ ಏಷ್ಯಾ ಕಪ್ ಕ್ರಿಕೆಟ್ ಪಂದ್ಯಾವಳಿಯ ತನ್ನ ಎರಡನೇ ಗುಂಪು ಎ ಪಂದ್ಯದಲ್ಲಿ ಭಾರತ ತಂಡ ಇಂದು ಹಾಂಕಾಂಗ್ ತಂಡದ ವಿರುದ್ಧ ಸೆಣಸಾಟ ನಡೆಸಲಿದೆ. ಪಂದ್ಯ ಭಾರತೀಯ ಕಾಲಮಾನ ರಾತ್ರಿ 8 ಗಂಟೆಗೆ ಆರಂಭವಾಗಲಿದೆ. ಭಾನುವಾರ ದುಬೈನಲ್ಲಿ ನಡೆದ ಪಂದ್ಯದಲ್ಲಿ ಥೈಲ್ಯಾಂಡ್

ವಿರುದ್ಧ 94 ರನ್ಗಳ ಭರ್ಜರಿ ಜಯ ದಾಖಲಿಸುವ ಮೂಲಕ ಭಾರತದ ಮಹಿಳಾ ತಂಡ ತನ್ನ ಅಭಿಯಾನ ಆರಂಭಿಸಿತು. ಇದೇ 5-9 ಅಹಮದಾಬಾದ್ನ ಸಬರಮತಿ ನದಿ ತೀರದಲ್ಲಿ ಇದೇ ಮೊದಲ ಬಾರಿಗೆ ಹುಂಡೈ ವರ್ಲ್ಡ್ ಆರ್ಚರಿ ಪ್ಯಾರಾ ಸರಣಿಯನ್ನು ಆಯೋಜನೆ ಮಾಡಲಾಗಿದ್ದು 20 ದೇಶಗಳಿಂದ 100 ಹೆಚ್ಚು ಕ್ರೀಡಾಪಟುಗಳು ಭಾಗಿಯಾಗಲಿದ್ದಾರೆ. ಜೂನ್ 30 ರಿಂದ ಜುಲೈ 4 ಬ್ಯಾಂಕಾಂಗ್ ಮತ್ತು

0: ನಡೆಯಲಿದೆ. ಗುಜರಾತ್ ಸರ್ಕಾರ, ಗುಜರಾತ್ ಕ್ರೀಡಾ ಪ್ರಾಧಿಕಾರ ಮತ್ತು ಭಾರತ ಕ್ರೀಡಾ ಪ್ರಾಧಿಕಾರ ಈ ಕ್ರೀಡಾಕೂಟವನ್ನು ಆಯೋಜನೆ ಮಾಡಲಿದೆ. ಚೀನಾ, ಬ್ರಿಟನ್, ಫ್ರಾನ್ಸ್, ಜರ್ಮನಿ, ಹಂಗೇರಿ, ಇಂಡೋನೇಷ್ಯಾ, ಇರಾನ್, ಕಜಕಿಸ್ತಾನ್, ಮೆಕ್ಸಿಕೋ, ಸ್ಲೊವಾಕಿಯಾ, ಅಮೆರಿಕ, ಉಜ್ಬೇಕಿಸ್ತಾನ, ಬಾಂಗ್ಲಾದೇಶ, ಭೂತಾನ್, ಸೈಪ್ರಸ್, ಜೆಕಿಯಾ, ಇರಾಕ್, ರಷ್ಯಾ ಮತ್ತು ಶ್ರೀಲಂಕಾ ಕ್ರೀಡಾಕೂಟದಲ್ಲಿ ಭಾಗಿಯಾಗಲಿವೆ. ಸೆಪ್ಟೆಂಬರ್ 4 ಔಪಚಾರಿಕವಾಗಿ ಕ್ರೀಡಾಕೂಟ ಉದ್ಘಾಟನೆಯಾಗಲಿದೆ. ಭಾರತದ ಶಟ್ಲರ್ಗಳಾದಂತಹ ಕಿಡಂಬಿ ಶ್ರೀಕಾಂತ್ ಮತ್ತು ತನ್ವಿ ಶರ್ಮಾ ಇಂದು ಚೀನಾ ಓಪನ್ ಬ್ಯಾಡ್ಮಿಂಟನ್ ಪಂದ್ಯಾವಳಿಯ 2ನೇ ಸುತ್ತಿಗೆ ಮುನ್ನಡೆ ಪಡೆದಿದ್ದಾರೆ. ಶೆಜನ್ನಲ್ಲಿ ನಡೆದಂತಹ ಪುರುಷರ ಸಿಂಗಲ್ಸ್ನ ಆರಂಭಿಕ ಪಂದ್ಯದಲ್ಲಿ ಶ್ರೀಕಾಂತ್ ಚೈನೀಸ್ ತೈಪಿಯ ಚಿ ಯು ಜೆನ್ ಅವರನ್ನ 21-16, 21-15 ಅಂತರದಿಂದ ಸೋಲಿಸಿದರು. ಮತ್ತೊಂದು ಪುರುಷರ ಸಿಂಗಲ್ಸ್ ಪಂದ್ಯದಲ್ಲಿ ಲಕ್ಷ್ಯ ಸೇನ್ ಕೆನಡಾದ ವಿಕ್ಟರ್ ಲೈ ವಿರುದ್ಧ 14-21, 7-21 ಅಂತರದಿಂದ ಸೋತ ನಂತರ ಪಂದ್ಯಾವಳಿಯಿಂದ ಹೊರಬಿದ್ದರು. ಮಹಿಳಾ ಸಿಂಗಲ್ಸ್ನ ಮೊದಲ ಸುತ್ತಿನ ಪಂದ್ಯದಲ್ಲಿ ಭಾರತದ ತನ್ವಿ ಶರ್ಮಾ ಡೆನ್ಮಾರ್ಕ್ನ ಅಮಾಲಿ ಶುಜಲ್ ಅವರನ್ನ 21-16, 21-17 ನೇರ ಸೆಟ್ಗಳಿಂದ ಪರಾಭವಗೊಳಿಸಿದರು. ಇದೇ ವೇಳೆ ಭಾರತದ ದೇವಿಕಾ ಸಹಾಲ್ ಬಲ್ಗೇರಿಯಾದ ಕಯೋ ಯನ ನಾಲಂಬ ಬೋಟವಾ ವಿರುದ್ಧ 18-21, 15-21 ಅಂತರದಿಂದ ಸೋತರು. ಮಿಶ್ರ ಡಬಲ್ಸ್ ವಿಭಾಗದಲ್ಲಿ ಭಾರತದ ಧ್ರುವ್ ಕಪಿಲಾ ಮತ್ತು ತನಿಷಾ ಕ್ರಾಸ್ಟೋ ಜೋಡಿಯು ಥೈಲ್ಯಾಂಡ್ನ ಟೊನಾ ಕಾನ್ ಸಾಹಿಂಗ್ ಮತ್ತು ಟೊನ್ನಿಚಾ ಸಾಹೆಂಗ್ ಅವರನ್ನ 21-8, 21-9 ಅಂತರದಿಂದ ಸೋಲಿಸಿ ಮುಂದಿನ ಸುತ್ತಿಗೆ ಮನ್ನಣೆ ಪಡೆದಿದ್ದಾರೆ. ಕೇಂದ್ರ ಸರ್ಕಾರ 2024 ಟೆಂಜಿಂಗ್ ನಾರ್ಗೆ ರಾಷ್ಟ್ರೀಯ ಸಾಹಸ ಪ್ರಶಸ್ತಿಗಳನ್ನು ಘೋಷಣೆ ಮಾಡಿದೆ. ಭೂ ಸಾಹಸ ವಿಭಾಗದಲ್ಲಿ ಬಲ್ಜಿತ್ ಕೌರ್ ಮತ್ತು ಸ್ಕಜಲಾಂಗ್ ರೆಜಿಗಿನ್, ಜಲಸಾಹಸ ವಿಭಾಗದಲ್ಲಿ ರಿಮೋ ಸಹ ಮತ್ತು ಜೀವಮಾನ ಸಾಧನೆ ವಿಭಾಗದಲ್ಲಿ ಶಿವಪ್ರಸಾದ್ ಚಮೋಲಿ ಪ್ರಶಸ್ತಿ ಪುರಸ್ಕೃತರಾಗಿದ್ದಾರೆ. ಪ್ರಶಸ್ತಿ ಪುರಸ್ಕೃತರಿಗೆ ತಲಾ 15 ಲಕ್ಷ ರೂಪಾಯಿಗಳ ನಗದು ಮತ್ತು ಪ್ರಮಾಣ ಪತ್ರ ಪ್ರದಾನ ಮಾಡಲಾಗುತ್ತದೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ನವದೆಹಲಿಯಲ್ಲಿ ಇಂದು ಬೆಲ್ಜಿಯಂ ಪ್ರಧಾನಿ ಅವರೊಂದಿಗೆ ಪ್ರಧಾನಿ ನರೇಂದ್ರ ಮೋದಿ ದ್ವಿಪಕ್ಷೀಯ ಮಾತುಕತೆ. ನಗರ ಸ್ಥಳೀಯ ಸಂಸ್ಥೆಗಳಿಗೆ ಅರಿವು ಮೂಡಿಸಲು ಚಿಂತನಾ ಶಿಬಿರಗಳ ಆಯೋಜನೆಗೆ ಪ್ರಧಾನಿ ಕರೆ. ನೇಪಾಳ ಪ್ರವಾಹ, ಮೃತಪಟ್ಟವರ ಸಂಖ್ಯೆ 1,250 ಏರಿಕೆ, ಇದುವರೆಗೆ 11,993 ಜನರ ರಕ್ಷಣೆ. ಟಿ20 ಮಹಿಳಾ ಏಷ್ಯಾ ಕಪ್ ಕ್ರಿಕೆಟ್, ಇಂದಿನ ಪಂದ್ಯದಲ್ಲಿ ಭಾರತ ಹಾಂಕಾಂಗ್ ಮುಖಾಮುಖಿ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಮಧ್ಯಾಹ್ನ 12 ಗಂಟೆಗೆ.
1: ಕೇಳಿಬರೋಣ ನಮ್ಮೂರ ವೈಭವ ಕಾರ್ಯಕ್ರಮದಲ್ಲಿ ಯಶರಿಕೋಟೆ ತಾಲೂಕಿನ ಎನ್ಬೆಳತ್ತೂರು ಗ್ರಾಮ ಪಂಚಾಯಿತಿಯ ಮಗ್ಗೆ ಗ್ರಾಮದಲ್ಲಿರುವ ಅತ್ಯಂತ ಪುರಾತನವಾದ ಬಾಣೇಶ್ವರ ದೇವಸ್ಥಾನದ ಇತಿಹಾಸ, ಹಿನ್ನೆಲೆ ಮತ್ತು ಆಚರಣೆಗಳ ಕುರಿತು ಭಾರತ ಸರ್ಕಾರದ ಯುವಜನ ವ್ಯವಹಾರ ಮತ್ತು ಕ್ರೀಡಾ ಸಚಿವಾಲಯದ ನಿವೃತ್ತ ರಾಜ್ಯ ನಿರ್ದೇಶಕರು ಹಾಗೂ ಬಾಣೇಶ್ವರ ದೇವಾಲಯ ಸಮಿತಿಯ ಪ್ರಸ್ತುತ ಅಧ್ಯಕ್ಷರಾದ ಶ್ರೀಯುತ ಎಂಎನ್ ನಟರಾಜು ಅವರ ಜೊತೆಗಿನ ಸಂದರ್ಶನ ಕಾರ್ಯಕ್ರಮ.

0: ಆತ್ಮೀಯ ಕೇಳುಗರಿಗೆ ನಮಸ್ಕಾರ. ನಾನು ನಿಮ್ಮ ಬಾನುಲಿ ಗೆಳೆಯ ಯತೀಶ್. ನೀವು ಕೇಳ್ತಾ ಇದ್ದೀರಾ ಜನಧ್ವನಿ ರೇಡಿಯೋ. ಎಂದಿನಂತೆ ತಮಗೆಲ್ಲರಿಗೂ ನಮ್ಮೂರ ವೈಭವ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ಕೇಳುಗರೆ, ಇಂದಿನ ನಮ್ಮೂರ ವೈಭವ ಕಾರ್ಯಕ್ರಮದಲ್ಲಿ ಪ್ರಸ್ತುತ ತಾಲೂಕಿನ ದೇವಾಲಯಗಳ ಸ್ಥಿತಿಗತಿ, ಅವುಗಳ ಇತಿಹಾಸ, ಹಬ್ಬಗಳ ಆಚರಣೆ, ಸಂಸ್ಕೃತಿ ಸಂಪ್ರದಾಯಗಳ ಕುರಿತು ತಿಳಿದುಕೊಳ್ಳುವ ನಮ್ಮೂರ ವೈಭವ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಸಹ ಆತ್ಮೀಯವಾದ ಸ್ವಾಗತ. ಇಂದಿನ ನಮ್ಮ ಕಾರ್ಯಕ್ರಮದಲ್ಲಿ ಎಚ್ಡಿಕೋಟೆ ತಾಲೂಕಿನ ಎನ್ಬಿಳತೂರು ಗ್ರಾಮ ಪಂಚಾಯಿತಿಯ ಮಗ್ಗೆ ಗ್ರಾಮದಲ್ಲಿರುವ ಅತ್ಯಂತ ಪುರಾತನವಾದ ಬಾಣೇಶ್ವರ ದೇವಸ್ಥಾನದ ಕುರಿತು ಒಂದಷ್ಟು ಮಾಹಿತಿಯನ್ನು ತಿಳಿಯೋಣ. ಈ ಒಂದು ಮಾಹಿತಿಯನ್ನು ತಿಳಿಸಿಕೊಡಲು ಇಂದು ನಮ್ಮೊಂದಿಗಿದ್ದಾರೆ ಭಾರತ ಸರ್ಕಾರದ ಯುವಜನ ವ್ಯವಹಾರ ಹಾಗೂ ಕ್ರೀಡಾ ಸಚಿವಾಲಯದ ನಿವೃತ್ತ ರಾಜ್ಯ ನಿರ್ದೇಶಕರು ಹಾಗೂ ಬಾಣೇಶ್ವರ ದೇವಸ್ಥಾನ ಸಮಿತಿಯ ಪ್ರಸ್ತುತ ಅಧ್ಯಕ್ಷರಾಗಿರುವ ಶ್ರೀಯುತ ಎಂಎನ್ ನಟರಾಜುರವರು. ಬನ್ನಿ, ಅವರನ್ನು ಕಾರ್ಯಕ್ರಮಕ್ಕೆ ಸ್ವಾಗತಿಸುವ ಮೂಲಕ ದೇವಾಲಯದ ಇತಿಹಾಸ ಮತ್ತು ವಿಶೇಷತೆಗಳ ಬಗ್ಗೆ ತಿಳಿದುಕೊಳ್ಳೋಣ. ಸರ್, ಪ್ರಥಮವಾಗಿ ನಮ್ಮೂರ ವೈಭವ ಕಾರ್ಯಕ್ರಮಕ್ಕೆ ತಮಗೆ ಆತ್ಮೀಯವಾದ ಸ್ವಾಗತ ಸರ್.
1: ಥ್ಯಾಂಕ್ ಯು.
2: ಮಹಾಪ್ರಾಣದೀಪಂ ಶಿವಂ ಶಿವಂ.
0: ಸರ್, ಪ್ರಥಮವಾಗಿ ತಮ್ಮ ಬಗ್ಗೆ ಒಂದು ಕಿರು ಪರಿಚಯವನ್ನ ನಮ್ಮ ಕೇಳುಗರಿಗೆ ಮಾಡಿಕೊಡೋದಾದ್ರೆ.
1: ನನ್ನ ಹೆಸರು ಎಂ ಎನ್ ನಟರಾಜ್ ಅಂತೇಳಿ. ಮೂಲತಃ ನಾನು ಹೆಗ್ಗಡದಕೋಟೆ ತಾಲೂಕಿನ ಎರೇಕೆರೆ ಉಂಡಿ, ಮತ್ತು ಅದು ಮಗ್ಗೆ ದಾಖಲೆ ಆಗಿತ್ತು. ತಮಗೆಲ್ಲರೂ ತಿಳಿದಿರೋ ಹಾಗೆ 1972

0: 1923ರಲ್ಲಿ ಕಬಿನಿ ಜಲಾಶಯಕ್ಕೆ ಅಣೆಕಟ್ಟೆಯನ್ನು ಕಟ್ಟಿದ್ದರಿಂದಾಗಿ ಸುಮಾರು ಎಚ್ ಡಿ ಕೋಟೆ ತಾಲೂಕಿನ 33 ಹಳ್ಳಿಗಳು ಮುಳುಗಡೆಯಾದವು. ಅದರಲ್ಲಿ ನಮ್ಮ ಎರೇಕರುಂಡಿ ಮಗ್ಗೆಯೂ ಸಹ ಹೌದು. ಇದು ಭೀಮನಕೊಲ್ಲಿಯ ಪಕ್ಕದಲ್ಲಿ 1 ಕಿಲೋಮೀಟರ್ ದೂರದಲ್ಲಿದೆ. ಈಗ ಅದು ಮುಳುಗಡೆಯಾಗಿದೆ. ಸೊ ಆ ಮುಳುಗಡೆ ಆದ 33 ಹಳ್ಳಿಗಳಿಗೆ ಅನೇಕ ಹೊಸ ಕಾಲೋನಿಗಳನ್ನು ಮಾಡಿ ಅವರೆಲ್ಲರಿಗೂ ವಸಾಹತುಗಳಲ್ಲಿ ವ್ಯವಸ್ಥೆಯನ್ನು ಸರ್ಕಾರ ಆಗಿನ ಸರ್ಕಾರ ಮಾಡಿಕೊಡ್ತು. ಆಗ ನಾನು ಸುಮಾರು 11-12 ವರ್ಷದವನಿದ್ದೆ. 5ನೇ ತರಗತಿ ಓದಿ ಹಳೆಮಳಲಿನಲ್ಲಿ. ಸೊ ಆವಾಗ ಮುಳುಗಡೆ ಆಗ್ತು. ಅಲ್ಲಿಂದ ನಾನು ವಿದ್ಯಾಭ್ಯಾಸವನ್ನು ಮುಂದುವರಿಸಿ ಸರ್ಕಾರಿ ಶಾಲೆಯಲ್ಲೇ ಸರಗೂರಲ್ಲಿ, ಅದಾದ ನಂತರ ಮೈಸೂರಲ್ಲಿ ಬಿ ಎ, ಎಮ್ ಎ ಹಾಗೂ ಎಮ್ ಎಸ್ ಡಬ್ಲ್ಯೂನ ಮಂಗಳೂರಿನಲ್ಲಿ ಮುಗಿಸಿ ಭಾರತ ಸರ್ಕಾರದ ಯುವಜನ ವ್ಯವಹಾರ ಹಾಗೂ ಕ್ರೀಡಾ ಇಲಾಖೆಯ ಗ್ರೂಪ್ ಎ ಆಫೀಸರ್ ಆಗಿ ಯು ಪಿ ಎಸ್ ಸಿಯಿಂದ 1989ರಲ್ಲಿ ನಾನು ಆಯ್ಕೆಯಾದೆ. ಆಗಿ ಜಿಲ್ಲಾ ಮಟ್ಟದ ಅಧಿಕಾರಿಯಾಗಿ ಸುಮಾರು 17 ಜಿಲ್ಲೆಗಳಲ್ಲಿ ಕರ್ನಾಟಕದಲ್ಲಿ ಕೆಲಸ ಮಾಡಿದೆ. ಹಾಗೂ ಇದು ಆಲ್ ಇಂಡಿಯಾ ಕೇಡರ್ ಆಗಿರೋದ್ರಿಂದ ಭಾರತ ದೇಶದಲ್ಲಿ ನಾನು ದೆಹಲಿಯಲ್ಲಿ ಸುಮಾರು ವರ್ಷಗಳಿದ್ದೆ, ತಮಿಳುನಾಡು ಪಾಂಡಿಚೇರಿಯಲ್ಲಿ ಸುಮಾರು ವರ್ಷಗಳು ರಾಜ್ಯ ನಿರ್ದೇಶಕನಾಗಿ, ಎರಡೂ ರಾಜ್ಯಗಳ ರಾಜ್ಯ ನಿರ್ದೇಶಕನಾಗಿ ಕೆಲಸವನ್ನು ಮಾಡಿದೆ. ಹಾಗೆ ಸುಮಾರೊಂದು 36 ವರ್ಷಗಳು ಸೇವೆಯನ್ನು ಸಲ್ಲಿಸಿ ರೀಜನಲ್ ಡೈರೆಕ್ಟರ್ ಆಗಿ ಇಡೀ ಸೌತ್ ಇಂಡಿಯಾದ ಎಲ್ಲ 5 ರಾಜ್ಯಗಳು ಮತ್ತು 2 ಕೇಂದ್ರಾಡಳಿತ ಪ್ರದೇಶಗಳೇನಿದೆ ಅದರ ರೀಜನಲ್ ಡೈರೆಕ್ಟರ್ ಆಗಿ ಈಗ್ಗೆ 1-1.5 ವರ್ಷದ ಹಿಂದೆ ರಿಟೈರ್ಡ್ ಆದೆ. ಸೊ ಈಗ ಪ್ರಸ್ತುತ ನಾನು ಮಗ್ಗೆಯಲ್ಲಿ ನಮ್ಮ ಮನೆ ದೇವರು ಬಾಣೇಶ್ವರ, ಇದು ಎರೇಕೆರೆಹುಂಡಿಯಲ್ಲಿ ಇದ್ದಂಥ ಒಂದು ದೊಡ್ಡ ಇತಿಹಾಸ ಪ್ರಸಿದ್ಧವಾದಂಥ ದೇವಾಲಯ, ಆ ಟ್ರಸ್ಟಿನ ಅಧ್ಯಕ್ಷರಾಗಿ ಕಳೆದ ಏಪ್ರಿಲಲ್ಲಿ ನನ್ನ ಆಯ್ಕೆ ಮಾಡಿದ್ದಾರೆ. ಅದರ ಪುನರಭಿವೃದ್ಧಿಗೆ ನಾನು ಈಗ ಕಳೆದ 4 ತಿಂಗಳಿಂದ ದೇವಸ್ಥಾನದ ಸಮಗ್ರ ಅಭಿವೃದ್ಧಿಗೋಸ್ಕರ ಪ್ರಯತ್ನವನ್ನು ಮಾಡ್ತಾ ಇದ್ದೀನಿ.
1: ಸರ್, ಮೊದಲನೇದಾಗಿ ಈ ಒಂದು ದೇವಾಲಯಕ್ಕೆ ಈಗ ಬಾಣೇಶ್ವರ ಎಂಬ ಹೆಸರು ಏನಕ್ಕೆ ಬಂತು, ಜೊತೆಗೆ ಈ ದೇವಸ್ಥಾನದ ಒಂದು ಪುರಾತನ ಇತಿಹಾಸ ಏನು, ಒಂದಷ್ಟು ಮಾಹಿತಿಗಳನ್ನು ನಮ್ಮ ಜೊತೆ ಹಂಚ್ಕೊಳ್ಳೋದಾದ್ರೆ?
0: ಈ ಬಾಣೇಶ್ವರ ದೇವಾಲಯ ಸುಮಾರು ಒಂದು 700 ವರ್ಷಗಳ ಇತಿಹಾಸವನ್ನು ಹೊಂದಿರತಕ್ಕಂಥ ಒಂದು ದೇವಾಲಯ. ಇದು ಎರೆಕೆರೆಹುಂಡಿ ಅಂತೇಳಿ, ಎರೆಕೆರೆಹುಂಡಿ ಅಂತೇಳಿ ಮಗ್ಗೆ ದಾಖಲೆಯಲ್ಲಿದ್ದಂಥ ಒಂದು ಗ್ರಾಮ ಅದು. ಅಲ್ಲಿ ಚೋಳರ ಕಾಲದಲ್ಲಿ ನಿರ್ಮಾಣವಾಯಿತು ಅಂತೇಳಿ ಇತಿಹಾಸ ಹೇಳುತ್ತೆ. ಆಗಿನ ಕಾಲದಲ್ಲಿ ಬಾಣೇಶ್ವರ ಈಶ್ವರನ ಒಕ್ಕಲಿನವರು ಬಾಣೇಶ್ವರ ಅಂತೇಳಿ ಒಂದು ಪಂಗಡವಾಗಿ ಜೀವನ ಮಾಡ್ತಾಯಿದ್ರು. ಈಗಲೂ ಸಹ ನಮ್ಮ ಎಚ್ ಡಿ ಕೋಟೆ ತಾಲೂಕಿನಲ್ಲಿ ಅನೇಕ ಊರುಗಳಲ್ಲಿ ಬಾಣೇಶ್ವರನ ಒಕ್ಕಲಿನ ಜನಗಳನ್ನು ನಾವು ಗುರುತಿಸಬಹುದಾಗಿದೆ. ಸೊ ಹಾಗಾಗಿ ಬಾಣೇಶ್ವರ ಎಂಬ ಹೆಸರಿನ ಇದು ತುಂಬ ಪ್ರಸಿದ್ಧವಾದಂಥ ಒಂದು ದೇವಾಲಯ ಎರೇಕೆರೆಹುಂಡಿಯಲ್ಲಿ ಇತ್ತು 1973ರವರೆಗೆ. ಆದರೆ 1973ರಲ್ಲಿ ಯಾವಾಗ ಕಬಿನಿ ಅಣೆಕಟ್ಟೆ ಕಟ್ಟಿದ್ರು ಅದು ಮುಳುಗಡೆ ಆಯಿತು. ಆಗ ಏನು ಮಾಡಿದರು, ಅದು ಕಲ್ಲಲ್ಲಿ ಕಟ್ಟಿದ್ದರಿಂದ ಆ ಕಟ್ಟಡವನ್ನು ಪೂರ್ಣ ಶಿಫ್ಟ್ ಮಾಡಲಿಕ್ಕೆ ಆಗಲಿಲ್ಲ. ಬರೀ ದೇವಾಲಯ ಮೂರ್ತಿಯನ್ನು ಮಾತ್ರ ಮತ್ತು ಮೂರ್ತಿಗಳನ್ನು ಮಾತ್ರ ಇಲ್ಲಿಗೆ ಶಿಫ್ಟ್ ಮಾಡಲಿಕ್ಕೆ ಸಾಧ್ಯ ಆಯಿತು. ಈಗಲೂ ಸಹ ಅದು ದೇವಾಲಯ ನೀರಲ್ಲೇ ಇದೆ, ಬೇಸಿಗೆ ಕಾಲಕ್ಕೆ ಗೋಚರವಾಗ್ತದೆ, ನಾವು ಹಾಗಾಗಿ ಹೋಗಿ ನೋಡ್ಕೊಂಡು ಬರ್ತೇವೆ, ಸಂಪೂರ್ಣ ಗೋಚರವಾಗುತ್ತೆ. ಆಗಿನ ಕಾಲದ ಕಟ್ಟಡ ಇನ್ನೂ ಅದು ಅಂದರೆ ಶಿಥಿಲಾವಸ್ಥೆಯಲ್ಲಿದೆ, ಆದರೆ ನೀರಿನ ಒಳಗಡೆನೇ ಇದೆ, ಈಗಂತೂ ಮುಳುಗ್ಬಿಟ್ಟಿದೆ ಅದು. ಸೊ ಹಾಗಾಗಿ 1972-73ರಲ್ಲಿ ಮುಳುಗಡೆ ಆದಾಗ ಈ ಮಗ್ಗೆ ಕಾಲೋನಿಗೆ ಇದನ್ನು ಶಿಫ್ಟ್ ಮಾಡಿ ಒಂದು ಸಣ್ಣ ಒಂದು ಗುಡಿಸಲ್ ರೂಪದಲ್ಲಿ ಪ್ರಾರಂಭವಾಗ್ತು. 2006ರಲ್ಲಿ ಇದಕ್ಕೆ ಒಂದು ದೇವಾಲಯವನ್ನು ಕಟ್ಟಬೇಕು ಅಂತೇಳಿ ಅನೇಕ ಜನ ಪ್ರಯತ್ನವನ್ನು ಮಾಡಿ ನಾವೆಲ್ಲರೂ ಅದಕ್ಕೆ ಕಾಂಟ್ರಿಬ್ಯೂಟ್ ಮಾಡಿದ್ದೀವಿ. ಅನೇಕ ಜನ ಭಕ್ತಾದಿಗಳು ತನು ಮನ ಧನ ಸಹಕಾರವನ್ನು ಮಾಡಿ ಈಗ ಮಗ್ಗಿನ ಕಾಲೋನಿಯಲ್ಲಿ ಈ ಒಂದು ದೇವಾಲಯ 2011ರಲ್ಲಿ ವಿದ್ಯುಕ್ತವಾಗಿ ಹೊಸ ಕಟ್ಟಡದಲ್ಲಿ ಉದ್ಘಾಟನೆಯಾಗಿ ಕಾರ್ಯಾರಂಭವನ್ನು ಮಾಡ್ತಾಯಿದ್ದೆ. ನಾನು ಈಗಾಗಲೇ ಹೇಳಿದೆ, ಕಳೆದ ಏಪ್ರಿಲಿಂದ ನಾನು ಅಧ್ಯಕ್ಷನಾದ ಮೇಲೆ ಇದಕ್ಕೆ ಅನೇಕ ಯೋಜನೆಗಳನ್ನು ಯೋಜಿಸಿ ಹಮ್ಮಿಕೊಳ್ಳುವ ಒಂದು ಪ್ರಾಮಾಣಿಕ ಪ್ರಯತ್ನವನ್ನು ನಾನು ಮಾಡ್ತೇನೆ. ದೇವಸ್ಥಾನದ ಬಗ್ಗೆ ಹೇಳೋದಾದರೆ, ಈಗ ನಾವು ಕಳೆದ 3-4 ತಿಂಗಳಿಂದ ಅಧ್ಯಕ್ಷನಾದ ಮೇಲೆ ಈ ದೇವಸ್ಥಾನಕ್ಕೆ ಒಂದು ಹೊಸ ರೂಪ ಕೊಡುವ ಒಂದು ಪ್ರಾಮಾಣಿಕ ಪ್ರಯತ್ನವನ್ನು ಮಾಡಿದ್ದೆ. ಅದರಲ್ಲಿ ದೇವಸ್ಥಾನದಲ್ಲಿ ಒಂದು ಗರುಡ ಕಂಬವನ್ನು ಸ್ಥಾಪನೆ ಮಾಡಲಿಕ್ಕೆ ಯೋಚನೆಯನ್ನು ಮಾಡಿ, ಮತ್ತು ದೇವಸ್ಥಾನದ ಸುತ್ತ ಪ್ರಾಂಗಣ ಏನಿದೆ ಅಲ್ಲಿ ಅದನ್ನು ಇಂಟರ್ಲಾಕ್ ಹಾಕಲಿಕ್ಕೆ ವ್ಯವಸ್ಥೆ ಮಾಡಿದ್ವಿ. ಅದಕ್ಕೆ ಬೇಕಾದಂಥ ಹಣವನ್ನು ಈಗಾಗಲೇ ದಾನಿಗಳಿಂದ ಭಕ್ತಾದಿಗಳಿಂದ ಸಂಗ್ರಹ ಮಾಡತಕ್ಕಂಥ ಪ್ರಕ್ರಿಯೆ ಇನ್ನೂ ನಡೀತಾ ಇದೆ. ಸೊ ಈಗಾಗಲೇ ನಾವು ಕೋಲಾರಕ್ಕೆ ಹೋಗಿ ಸುಮಾರೊಂದು 26 ಕಾಲಡಿ ಉದ್ದದ ಗರುಡ ಕಂಬವನ್ನು ಆಯ್ಕೆ ಮಾಡಿ

0: ಕೆತ್ತನೆ ಈಗಾಗಲೇ ನಡೆದಿದೆ, ಅದು ಆಗಿದೆ. ಮುಂದಿನ ತಿಂಗಳು ಅಂದರೆ ಸೆಪ್ಟೆಂಬರ್ 9ನೇ ತಾರೀಕು ಗರುಡಗಂಬದ ಉದ್ಘಾಟನೆಯನ್ನು ನಾವು ವಿದ್ಯುಕ್ತವಾಗಿ ಈ ಮಗ್ಗೆ ಗ್ರಾಮದಲ್ಲಿ ಮಾಡ್ತೀವಿ. ಅದಕ್ಕೋಸ್ಕರವೇ ಇವತ್ತು ನಾವು ಇಲ್ಲಿ ಇರೋದು ಮಗ್ಗೆನಲ್ಲಿ. ಇವತ್ತು ಅದು ಆ ಗರುಡಗಂಬವನ್ನು ಕೂರಿಸ್ಬೇಕಾದ್ರೆ ಸುಮಾರು ಒಂದು 5-6 ಅಡಿ ಆಳ ತೆಗೆದು ಶಾಸ್ತ್ರೋಕ್ತವಾಗಿ ಮತ್ತು ವೈಜ್ಞಾನಿಕವಾಗಿ ಎರಡು ರೀತಿಯಲ್ಲೂ ಸಹ ಸರಿಯಾದಂಥ ಒಂದು ಅಡಿಪಾಯವನ್ನು ಹಾಕ್ತಕ್ಕಂಥ ಕೆಲಸ ಇವತ್ತು, ಪಾಯ ತೆಗಿತಕ್ಕಂಥ ಕೆಲಸ ಇವತ್ತು ನಡೀತಾ ಇದೆ. ಅದನ್ನು ನಾವು ಸೆಪ್ಟೆಂಬರ್ 9ನೇ ತಾರೀಕು ವಿದ್ಯುಕ್ತವಾಗಿ ಗರುಡಗಂಬವನ್ನು ಉದ್ಘಾಟನೆ ಮಾಡ್ತೀವಿ. ಜೊತೆಗೆ ಸುತ್ತ ಇಂಟರ್ಲಾಕ್ ವ್ಯವಸ್ಥೆಯನ್ನು ಹಾಕೋ ಒಂದು ವ್ಯವಸ್ಥೆಯನ್ನು ಮಾಡ್ತಿದ್ವಿ. ಜೊತೆಗೆ ನಮ್ಮ ದೇವಸ್ಥಾನದ ಹೆಸರಲ್ಲಿ ಸುಮಾರು ಒಂದು 3.5 ಎಕರೆಯಷ್ಟು ಜಮೀನಿದೆ. ಅಲ್ಲ, ಹೆಚ್ಚು ಕಡಿಮೆ 6 ಎಕರೆ ಇತ್ತು. ಅದು ಕೆಲವು ಕಾರಣಗಳಿಂದ ಬೇರೆಯವರು ಅದನ್ನ ಊರಿನ ಪೂರ್ವಾಭಿವೃದ್ಧಿಗೆ ಬಳಸ್ಕೊಂಡಿದ್ದಾರೆ. ಸೊ ಇನ್ನು 3 ಎಕರೆ 20 ಗುಂಟೆ ಜಮೀನಿದೆ. ಅದರ ಸುತ್ತ ಒಂದು ಕಾಂಪೌಂಡನ್ನು ಹಾಕಿ ಇದನ್ನು ಒಂದು ಪ್ರೇಕ್ಷಣೀಯ ಸ್ಥಳವಾಗಿ ಮಾಡಲಿಕ್ಕೆ ನಾವು ಈಗ ಯೋಜನೆಯನ್ನು ಹಮ್ಮಿಕೊಂಡಿದ್ದೇವೆ. ಸುತ್ತ ತೆಂಗಿನ ಗಿಡಗಳು ಮತ್ತು ಅಡಿಕೆ ಗಿಡಗಳನ್ನು ಹಾಕಿ ಒಂದು ಒಳ್ಳೆಯ ಒಂದು ಯಾತ್ರಾ ಸ್ಥಳವಾಗಿ ಮಾಡಲಿಕ್ಕೆ ಪ್ರಯತ್ನ ಮಾಡ್ತಿದ್ವಿ. ಜೊತೆಗೆ ಮಗ್ಗೆ ಗ್ರಾಮದಲ್ಲಿ ಬಸ್ ಸ್ಟ್ಯಾಂಡಲ್ಲಿ ಇಳಿದ ತಕ್ಷಣ ಅದಕ್ಕೆ ಒಂದು ದೊಡ್ಡ ಸ್ವಾಗತ ಕಮಾನು, ಬಾಣೇಶ್ವರ ದೇವಸ್ಥಾನದ ಒಂದು ಸ್ವಾಗತ ಕಮಾನನ್ನು ಊರಿನ ಮುಂಭಾಗದಲ್ಲಿ ಮಾಡುವ ಒಂದು ಗುರಿಯನ್ನು ಇಟ್ಕೊಂಡಿದ್ದೀವಿ. ಮತ್ತು ಈ ದೇವಸ್ಥಾನದ ಬಾಗಿಲಲ್ಲೂ ಸಹ ಒಂದು ದೊಡ್ಡ ಸ್ವಾಗತ ಕಮಾನನ್ನು ನಿರ್ಮಾಣಿಸ್ಲಿಕ್ಕೂ ಸಹ ನಾವು ವ್ಯವಸ್ಥೆಯನ್ನು ಮಾಡಿದ್ದೀವಿ. ಇದರ ಜೊತೆಗೆ ಬಾಣೇಶ್ವರ ದೇವಸ್ಥಾನ ಏನಿದೆ, ಅದು ಭೀಮನಕೊಲ್ಲಿ ದೇವಸ್ಥಾನ, ಮಹದೇಶ್ವರ ದೇವಸ್ಥಾನ ಇದೆ. ಅದು ನದಿಯಿಂದ ಬ್ಯಾಕ್ ವಾಟರಿಂದ ಆ ಕಡೆ ಇದೆ, ಬ್ಯಾಕ್ ವಾಟರಿಂದ ಈ ಕಡೆ ಬಾಣೇಶ್ವರ ದೇವಸ್ಥಾನ ಇದೆ. ಸೊ ಮತ್ತು ಇದೇ ಬ್ಯಾಕ್ ವಾಟರಲ್ಲಿ 3 ಈಶ್ವರ ದೇವಸ್ಥಾನಗಳು ಬರ್ತವೆ. ಕಬಿನಿ ಬ್ಯಾಕ್ ವಾಟರಲ್ಲಿ 3 ಈಶ್ವರ ದೇವಸ್ಥಾನ, ಒಂದು ಮಗ್ಗೆಯ ಬಾಣೇಶ್ವರ ದೇವಸ್ಥಾನ, ಅದರಿಂದ ಆಚೆ ಕರೆಗೆ ಹೋದರೆ ಭೀಮನಕೊಲ್ಲಿಯ ಶ್ರೀ ಮಹದೇಶ್ವರ ದೇವಸ್ಥಾನ, ಇನ್ನು ಆ ಕಡೆ ಕಿತ್ತೂರಂತಿತ್ತು, ತೆರಣಿಮಂಟಿ ಅಂತಿದೆ ಕಿತ್ತೂರು, ಹಳೆಯ ಕಿತ್ತೂರಲ್ಲಿ ಅಲ್ಲಿ ರವಿರಾಮೇಶ್ವರ ದೇವಸ್ಥಾನ ಇದೆ. ಇವೆಲ್ಲವೂ 3 ನದಿಯ ಹಿನ್ನೀರಿನ ಪಕ್ಕದಲ್ಲಿ, ಕಬಿನಿಯ ಹಿನ್ನೀರಿನ ಅಥವಾ ಬ್ಯಾಕ್ ವಾಟರ್ನ ಅಕ್ಕಪಕ್ಕದಲ್ಲಿ ಇರುವ ತ್ರಿಕೋನ ಕೃತಿಯಲ್ಲಿ ಇರತಕ್ಕಂಥ 3 ದೇವಸ್ಥಾನಗಳು. ಹಾಗಾಗಿ ಈ 3 ಒಟ್ಟುಗೂಡಿಸಿ ದೋಣಿಗಳಲ್ಲಿ ದೋಣಿ ವಿಹಾರ ಕೇಂದ್ರವನ್ನಾಗಿ ಮಾಡೋದ್ರ ಜೊತೆಗೆ ತ್ರಿ ಈಶಾ ಟೆಂಪಲ್ನ ಒಂದು ರಿಲಿಜಿಯಸ್ ಸೆಂಟರ್ ಮಾಡಬೇಕು ಅಂತಕ್ಕಂಥದ್ದು ನಮ್ಮ ಗುರಿ ಇದೆ. ಅಂದರೆ ಜನರು ದೋಣಿಗಳಲ್ಲಿ ಬಾಣೇಶ್ವರ ದೇವಸ್ಥಾನದಿಂದ ಪ್ರಾರಂಭಿಸಿ ನದಿಯಲ್ಲಿ ಹಿನ್ನೀರಿನಲ್ಲೇ ದೋಣಿಗಳ ಮೂಲಕವಾಗಿ ಭೀಮನಕೊಲ್ಲಿ ಶ್ರೀ ಮಹದೇಶ್ವರ ದೇವಸ್ಥಾನಕ್ಕೆ ಹೋಗಿ ಅಲ್ಲಿಂದ ರವಿರಾಮೇಶ್ವರ ದೇವಸ್ಥಾನಕ್ಕೆ ಹೋಗಿ 3 ಈಶನ ದೇವಸ್ಥಾನಗಳನ್ನು ಸಂದರ್ಶನ ಮಾಡಿ ಕೈಂಕರ್ಯವನ್ನು ಮಾಡಲಿಕ್ಕೆ ಅವಕಾಶವನ್ನು ಮಾಡಿಕೊಡ್ತಕ್ಕಂಥ ಒಂದು ಪ್ರಾಮಾಣಿಕ ಪ್ರಯತ್ನವನ್ನು ಮಾಡ್ತಿದ್ದೀವಿ. ಈಗ ಸದ್ಯಕ್ಕೆ ಗರುಡಗಂಬ ಮತ್ತು ಇಂಟರ್ಲಾಕ್ ಆಗುತ್ತೆ, ಇಷ್ಟಿದೆ. ಇದ್ರ ಜೊತೆಗೆ ಬಾವಲಿಯಿಂದ, ಇದು ಕೇರಳ ಬಾರ್ಡರ್, ಬಾವಲಿಯಿಂದ ಮಗ್ಗೆವರೆಗೆ ಬಾಣೇಶ್ವರ ದೇವಸ್ಥಾನ ಎಷ್ಟು ದೂರದಲ್ಲಿದೆ ಅಂತೇಳಿ ಸೈನೇಜ್ ಬೋರ್ಡ್ಗಳನ್ನು ಹಾಕ್ತಿದ್ದೀವಿ. ಆ್ಯಂಡ್ ಪೋಸ್ಟಿಂದ ಮೈಸೂರು ಈ ಕಡೆಯವರೆಗೆ ಬಾಣೇಶ್ವರ ದೇವಸ್ಥಾನದ ಒಂದು ಸೈನೇಜ್ ಬೋರ್ಡ್ಗಳನ್ನು ಸಹ ದಾನಿಗಳಿಂದನೇ ತೆಗೆದುಕೊಂಡು ಅದನ್ನು ಹಾಕುವ ಒಂದು ಪ್ರಕ್ರಿಯೆ ಪ್ರಾರಂಭವಾಗಿದೆ. ಬಹುಶಃ ಇನ್ನೊಂದು ವರ್ಷದಲ್ಲಿ ಈ ಕೆಲಸವೆಲ್ಲ ಮಾಡಬೇಕಂತಿದ್ದೀವಿ. ಇನ್ನೊಂದು ತಿಂಗಳಲ್ಲಿ ದೇವರ ಕೃಪೆಯಿಂದ, ಬಾಣೇಶ್ವರನ ಕೃಪೆಯಿಂದ ಗರುಡಗಂಬ ಮತ್ತು ಇಂಟರ್ಲಾಕ್ ವ್ಯವಸ್ಥೆ ಆಗಿ ಈ ಒಂದು ದೇವಸ್ಥಾನ ಒಂದು ಹೊಸ ರೂಪವನ್ನು ಪಡ್ಕೊಳ್ತಾ ಇದೆ. ಇದಕ್ಕೆ ತನು ಮನ ಧನದ ಸಹಕಾರವನ್ನು ನೀಡಿರ್ತಕ್ಕಂಥವರು ಭಕ್ತಾದಿಗಳು ಕರ್ನಾಟಕದಾದ್ಯಂತ ಇದ್ದಾರೆ, ದೇಶದಾದ್ಯಂತ ಇದ್ದಾರೆ, ಬೇರೆ ದೇಶದಲ್ಲಿ ಇರ್ತಕ್ಕಂಥವರು ಸಹ ಈ ಒಂದು ದೇವಸ್ಥಾನಕ್ಕೆ ತಮ್ಮದೇ ಆದ ಕಾಂಟ್ರಿಬ್ಯೂಷನ್ನ ಕೊಡ್ತಾರೆ.
1: ಸರ್, ತಾವು ಮಾತಾಡ್ತಾ ತಿಳಿಸಿದ್ರಿ, ಈ ಒಂದು ದೇವಸ್ಥಾನ ಒಂದು ಎರೆಕೆರೆ ಹುಂಡಿ ಗ್ರಾಮದಲ್ಲಿತ್ತು. ಅಲ್ಲಿನ ಒಂದು ಕಟ್ಟಡದಲ್ಲಿ ಈ ಒಂದು ದೇವರ ಮೂರ್ತಿ ಇತ್ತು. ಕಬಿನಿ ಹಿನ್ನೀರಿನಲ್ಲಿ ಅದು ಮುಳುಗಡೆ ಆದಂತಹ ಸಂದರ್ಭದಲ್ಲಿ ದೇವರ ಮೂರ್ತಿಯನ್ನು ತಂದು ಇಲ್ಲಿ ಪ್ರತಿಷ್ಠಾಪನೆ ಮಾಡಲಾಯಿತು ಅಂತ. ಸರ್, ಅಲ್ಲಿ ಈ ಒಂದು ದೇವರ ಒಂದು ಕಟ್ಟಡ ಹೇಗಿತ್ತು? ಅಲ್ಲಿ ಯಾವುದಾದ್ರೂ ವಾಸ್ತುಶಿಲ್ಪ ಶೈಲಿಗಳು ಇದ್ವಾ? ಜೊತೆಗೆ ಈಗ ಪ್ರಸ್ತುತ ಇರುವಂತಹ ದೇವಸ್ಥಾನಗಳಲ್ಲಿ ವಾಸ್ತುಶಿಲ್ಪ ಶೈಲಿ ಆಗಿರ್ಬೋದು, ಇತರ ದೇವರುಗಳಾಗಿರ್ಬೋದು, ಏನೆಲ್ಲ ವಿಶೇಷತೆ ಇದೆ ಅದ್ರ ಬಗ್ಗೆ ತಿಳಿಸೋದಾದ್ರೆ.
0: ಹಿಂದೆ ಹಳೆ ದೇವಸ್ಥಾನ ಅದನ್ನು ವರ್ಣಿಸಲು ಅಸಾಧ್ಯವಾದಂತಂಗಿತ್ತು. ಅದು ಕಲ್ಲಿನ ಕಟ್ಟಡವಾಗಿತ್ತು ಗರ್ಭಗುಡಿ, ಇನ್ನುಳಿದದ್ದೆಲ್ಲವೂ ಹಂಚಿನಲ್ಲಿ. ತುಂಬ ಸುಂದರವಾದಂಥ ದೇವಸ್ಥಾನ, ತುಂಬ ಸುಂದರವಾದದ್ದು. ಮತ್ತು ಅಲ್ಲಿ ಒಂದು ಗುಡಿ ಮಾಳ ಅಂತಿತ್ತು. ಸುಮಾರು ಒಂದು 12-13 ಎಕರೆ ಆ ದೇವಸ್ಥಾನಕ್ಕೆ ಸೇರಿದ ಜಮೀನೇನಿತ್ತು ಅದನ್ನು ಗುಡಿಮಾಳ ಅಂತ. ಯಾರೂ ಅದನ್ನ ಆಕ್ರಮಿಸ್ಕೊಳ್ತಿರಲಿಲ್ಲ, ಏನೂ ಮಾಡ್ತಿರಲಿಲ್ಲ. ದೇವರ ಹೆಸರಲ್ಲೇ ಇದ್ದಂಥ ಒಂದು ಗುಡಿಮಾಳ ಅಲ್ಲಿ. ಅಲ್ಲಿ ಅನೇಕ ಜನ ಅನೇಕ ಕಾರ್ಯಕ್ರಮಗಳಿಗೆ ಮಾಡ್ತಾಯಿದ್ರು. ಮತ್ತು ಈ ದೇವಸ್ಥಾನದ ಪಕ್ಕದಲ್ಲೇ ಕೆರೆ ಇತ್ತು. ತುಂಬಾ ಸುಂದರ.

0: ಸುಂದರವಾದ ಕೆರೆ, ತುಂಬಾ ಸುಂದರವಾದ ಕೆರೆ ಅಂದ್ರೆ ನನ್ನ ಜೀವನದಲ್ಲಿ ನಾನಂತೂ ನೋಡಿಲ್ಲ ಅಷ್ಟು ತಾವರೆ ಹೂಗಳನ್ನ ಬೆಳೀತಿದ್ದಂಥದ್ದು. ಅಷ್ಟು ತಾವರೆ ಹೂಗಳು ಬೆಳೀತದೆ. ಅದಕ್ಕೆ ಎರೆ ಕೆರೆ ಉಂಡಿ, ಎರೆ ಅಂದ್ರೆ ಕಪ್ಪು ಮಣ್ಣು, ಎರೆ ಮಣ್ಣು, ಕೆರೆ ಎರೆ ಕೆರೆ ಉಂಡಿ ಅಂತೇಳಿ ಅದಕ್ಕೆ ಹೆಸರು ಬಂದಿತ್ತು ಅಂತೇಳಿ ಇತಿಹಾಸ ಹೇಳುತ್ತೆ. ಸರಿ, ಆ ಕೆರೆಯಲ್ಲಿ ಪಕ್ಕದಲ್ಲೇ ಇದು ಇದ್ದದ್ದು ತುಂಬಾ ವಾಸ್ತು ಶಿಲ್ಪ ಅಂತ ಹೇಳಿದ್ರೆ, ವಾಸ್ತುಶಿಲ್ಪ ಅಂತೇಳಿ ಕಲ್ಲಿನ ಕೆತ್ತನೆಯೆಲ್ಲ ಇಲ್ಲಿ ತಂದಿದ್ದೀವಿ. ಆದರೆ ಅದು ಒಂದು ರೀತಿ ಗ್ರಾಮೀಣ ಸೊಗಡಿನ ಹಿನ್ನೆಲೆಯ ದೇವಸ್ಥಾನವಾಗಿದ್ದು ಕೈ ಹಂಚಿನಲ್ಲಿ ನಿರ್ಮಾಣ ಮಾಡಿದ್ರು. ಒಳ್ಳೆಯ ಮರವನ್ನು ಹಾಕಿ, ಈಗ ನೋಡಿ ನಾವು ಇಲ್ಲಿ ಮಾರಿಗುಡಿಯಲ್ಲಿ ಕುಳಿತಿದ್ದೀವಿ, ಇದು ಸಹ ಇದೇ ರೀತಿ ಇದ್ದದ್ದು, ಅದೇ ರೀತಿ ಕಟ್ಟಿದ್ದಾರೆ ಇದನ್ನು. ಇಲ್ಲಿಗೆ ಬಂದ ಮೇಲೆ 72-73 ಸುಮಾರೊಂದು ಹೆಚ್ಚು ಕಡಿಮೆ ಒಂದು 20-22 ವರ್ಷ ಯಾವುದೇ ಒಂದು ಸಣ್ಣ ದೇವಸ್ಥಾನವಾಗಿತ್ತು ಬಣೇಶ್ವರ. ಎಲ್ಲರೂ ದಾನಿಗಳೆಲ್ಲ ಮನಸ್ಸು ಮಾಡಿದ್ರಿಂದ ಅದು ಈಗ ಒಂದು ಹೊಸ ರೂಪವನ್ನು ಪಡ್ಕೊಂಡಿದೆ. ಇಲ್ಲಿ ವಾಸ್ತು ಶಿಲ್ಪದ ಬಗ್ಗೆ ನಾನು ಹೇಳೋದಾದರೆ ಅದಕ್ಕೆ ಹೆಚ್ಚಿಗೆ ಇದಿಲ್ಲ. ನೂತನ ಕಟ್ಟಡ ಇದು, ಕಾಂಕ್ರೀಟಲ್ಲಿ ನಿರ್ಮಾಣವಾಗಿರ್ತಕ್ಕಂಥ ಕಟ್ಟಡವಾಗಿರೋದ್ರಿಂದ ಆಧುನಿಕತೆಯ ಸೊಗಡು ಸ್ವಲ್ಪ ಜಾಸ್ತಿ ಇದೆ. ಇನ್ನು ಉಳಿದದ್ದು ಅಷ್ಟೇನು ವಾಸ್ತುಶಿಲ್ಪದ ಬಗ್ಗೆ ಹೆಚ್ಚಿಗೆ ಹೇಳ್ಕೊಳ್ಳುವಂಥದ್ದು ಏನೂ ಇಲ್ಲ. ಆದರೆ ಮುಂದೆ ಗರುಡಗಂಬ ಏನಿದೆ ಅದನ್ನು ನಾವು ವ್ಯವಸ್ಥಿತವಾಗಿ ನಿರ್ಮಾಣ ಮಾಡ್ತಿದ್ದೀವಿ.
1: ಸರ್, ಇಲ್ಲಿನ ಒಂದು ಗರ್ಭಗುಡಿಯಲ್ಲಿರುವಂತಹ ಒಂದು ಶಿವಲಿಂಗದ ವಿಶೇಷತೆ ಏನು? ಇದು ಉದ್ಭವ ಲಿಂಗವೋ ಅಥವಾ ಇದು ಒಂದು ಪ್ರತಿಷ್ಠಾಪನೆ ಮಾಡಿದಂತಹ ಲಿಂಗವೋ, ಅದರ ಬಗ್ಗೆ ತಿಳಿಸೋದಾದ್ರೆ,
0: ಇದು ಸುಮಾರು 500-700 ವರ್ಷಗಳ ಹಿಂದೆ, ಇದು ಉದ್ಭವ ಲಿಂಗ ಅಂತೂ ಅಲ್ಲ, ಇದು ಪ್ರತಿಷ್ಠಾಪನೆ ಮಾಡಿರ್ತಕ್ಕಂಥ ಒಂದು ಲಿಂಗವೇ. ಚೋಳರ ಕಾಲದಲ್ಲಿ ಒಂದು ಐತಿಹ್ಯ ಇದೆ, ಆವಾಗ ರಾತ್ರೋರಾತ್ರಿ ನಿರ್ಮಾಣ ಮಾಡಿದ್ರು ಈ ದೇವಸ್ಥಾನವನ್ನು ಅಂತಕ್ಕಂಥದ್ದು. ಇದೊಂದು ಅದ್ಭುತವಾದಂಥ ಪ್ರತಿಷ್ಠಾಪನೆಗೊಂಡಿರತಕ್ಕಂಥ ಒಂದು ಲಿಂಗವಾಗಿದೆ ಮಾಣೇಶ್ವರ ಸ್ವಾಮಿ.
1: ಸರ್, ದೇವಾಲಯದ ಒಂದು ಆವರಣದಲ್ಲಿರುವಂತಹ ಇತರ ಒಂದು ಉಪದೇವತೆಗಳ ಸನ್ನಿಧಿಗಳ ಬಗ್ಗೆ ತಿಳಿಸೋದಾದ್ರೆ,
0: ಬಹಳ ಮುಖ್ಯವಾಗಿ ನಮ್ಮ ಬಾಣೇಶ್ವರ ದೇವಸ್ಥಾನದಲ್ಲಿ ಬಲಮುರಿ ಗಣೇಶ ಅಂತ ಹೇಳಿದೆ. ಇದು ನಾನು ಈಗಾಗಲೇ ಹೇಳಿದ್ನಲ್ಲ ಕೆರೆ ಅಂತ, ಎರೆ ಕೆರೆ ಉಂಡಿ ಅಂತೇಳಿ. ಆ ಕೆರೆಯಲ್ಲಿ ಸಿಕ್ಕಿದಂಥದ್ದು ನಮ್ಮ ಹಿರಿಯರೊಬ್ಬರಿಗೆ ಕೈಗೆ ಸಿಕ್ತು ಅಂತೇಳಿ, ಅದನ್ನು ತಾವು ಈಗಲೂ ನೋಡ್ಬೋದು. ಬಲಮುರಿ ಗಣೇಶ ಅಂತೇಳಿ ಕರೀತೇವೆ. ಆ ದೇವಸ್ಥಾನದ ಒಳಾಂಗಣದಲ್ಲೇ ಬಲಮುರಿ ಗಣೇಶನನ್ನು ಸ್ಥಾಪನೆ ಮಾಡಲಾಗಿದೆ. ಇದು ಸಣ್ಣ ಮೂರ್ತಿಯಾಗಿತ್ತು ಚಿಕ್ಕದಾಗ, ವರ್ಷದಿಂದ ವರ್ಷಕ್ಕೆ ಬೆಳೀತಾ ಇದೆ ಅಂಥೇಳಿ ಹೇಳ್ತಾ ಇದ್ದಾರೆ. ಅನೇಕ ಜನ ನಮ್ಮ ಈ ದೇವಸ್ಥಾನಕ್ಕೆ ಬರೋರು ಬಲಮುರಿ ಗಣೇಶನಿಗೆ ಅನೇಕ ಹರಕೆಗಳನ್ನು ಕಟ್ಟಿಕೊಳ್ತಾರೆ. ಅವರ ಹರಕೆಗಳು ಕಟ್ಟಿಕೊಂಡೋದ್ರಿಂದ ಅವರ ಇಷ್ಟಾರ್ಥಗಳು ಸಿದ್ಧಿಯಾಗಿರ್ತಕ್ಕಂಥ ಅನೇಕ ನಿದರ್ಶನ ಇದೆ. ಇದು ಒಂದು, ನಾವು ಬಾಣೇಶ್ವರ ದೇವಸ್ಥಾನ ಅರ್ಚಕರು ಪೂಜಾರರು ಏನಂದರೆ, ಈ ಬಲಮುರಿ ಗಣೇಶನ ಇತಿಹಾಸದ ಬಗ್ಗೆ ನಾವು ಮಾತಾಡ್ತಾ ಇದ್ದೀವಿ. ಇದು ಹಳೆ ಊರಲ್ಲಿ ಕಬಿನಿ ಬೇಕಾಟವರೆಗೆ ಮುಂಚೆ ನಮ್ಮ ಮುತ್ತಾತ ಅರ್ಚಕ ದೊಡ್ಡಯ್ಯ ಪೂಜೆ ಮಾಡ್ತಿದ್ರು. ಅದರಲ್ಲಿ ಕೆರೆಯಲ್ಲಿ ಸ್ವಲ್ಪ ಸಣ್ಣ ಗಣಪತಿ ಒಂದು ಸ್ವಲ್ಪ ಸಿಕ್ತು, ನಿಪಾಟಿರ್ತು. ಇವಾಗ ಎರಡೆಡೆ ಹತ್ರ ಬೆಳೆದಿದ್ದಾರೆ. ಅರ್ಚಕ ದೊಡ್ಡಯ್ಯ ಅವರು ಪೂಜೆ ಮಾಡ್ತಿದ್ರು ಹಳೆ ಊರಲ್ಲಿ ಪೂಜೆ ಮಾಡ್ತಿದ್ದಾಗ. ಈಗ 100 ಅಡಿ ಹತ್ರ ಬೆಳೆದಿದ್ದಾರೆ ಗಣಪತಿ. ಅದು ಇತಿಹಾಸ. ನಮ್ಮ ಕರ್ನಾಟಕದಲ್ಲಿ ಬಲಮುರಿ ಗಣೇಶ ಇಲ್ಲ, ಇಲ್ಲ ನಮ್ಮ ಬಾಣೇಶ್ವರ ಮಗ್ಗೆ ಬಾಣೇಶ್ವರ ದೇವಸ್ಥಾನದಲ್ಲಿ ಬಲಮುರಿ ಗಣೇಶ ಇದೆ. ಬಂದು ತಾವು ನೋಡ್ಬೋದು. ನೋಡಿ ಅವ್ರಿಗೆ ನಿಮ್ಮ ಅರ್ಕೆ, ನೀವು ಏನು ಕೋರಿಕೆ ಕೇಳ್ಕೊಳ್ತಿರಲ್ಲ ಕೋರಿಕೆ ಎಲ್ಲನೂ ಸಸ್ಸು ಮಾಡಿಕೊಡ್ತಾರೆ. ಇತಿಹಾಸ ಗಣಪತಿ ಎಲ್ಲೂ ಇಲ್ಲ, ಕೆತ್ತಾಟನೆ ಏನಿಲ್ಲ, ತಾನೇ ಉದ್ಭವ ಗಣಪತಿ ಅಂತ ತಮ್ಮಲ್ಲಿ ಕೇಳ್ತಾ ಎಷ್ಟು ಮಾತುಗಳೇನು ಮುಗಿಸ್ತೀನಿ. ನಮ್ಮ ಹೆಸರು ಅರ್ಚಕ ಗಣೇಶ ಅಂತ, ಮಗ್ಗೆ ಗ್ರಾಮಸ್ಥರು. ಅದ್ರ ಜೊತೆಗೆ ಸುಬ್ರಹ್ಮಣ್ಯ ಸ್ವಾಮಿ ದೇವಸ್ಥಾನವಿದೆ, ವಿಗ್ರಹ ಇದೆ. ಅದರ ಜೊತೆಗೆ ವೀರಭದ್ರೇಶ್ವರನ ವಿಗ್ರಹವಿದೆ ಮತ್ತು ತಾಯಿ ಪಾರ್ವತಿಯ ವಿಗ್ರಹ ಇದೆ. ಇವುಗಳು ಇವೆ. ಇವುಗಳ ಪಕ್ಕದಲ್ಲೇ ನಾವು ಮನಿಯಮ್ಮ ಅಂತೇಳಿ, ಮನಿಯಮ್ಮನ ದೇವಸ್ಥಾನ ಅಂತೇಳಿ ಇದೆ, ಅದನ್ನು ನೀವು ಪಕ್ಕದಲ್ಲೇ ನೋಡ್ಬೋದು. ಇದು ಸಹ ಒಂದು ಗ್ರಾಮೀಣ ಹಿನ್ನೆಲೆಯನ್ನು ಹೊಂದಿರತಕ್ಕಂಥದ್ದು. ನಮ್ಮ ಮನೆಯ ದೇವರು ಸಹ ಅದು ಒಂದು ಈಶ್ವರ ವಕೀಲನವ್ರಿಗೆ. ಮನೆಯಮ್ಮನ ದೇವಸ್ಥಾನವಿದೆ, ಅದು ಸಹ ಅನೇಕ ಪೂಜೆ ಕೈಂಕರ್ಯಗಳು ಪ್ರತಿ ದಿನ ಅಲ್ಲಿ ನಡೀತಾ ಇದೆ. ಎರಡು ದೇವಾಲಯಗಳೇ ಅಕ್ಕಪಕ್ಕದಲ್ಲೇ ಇವೆ. ಇವು ಇದ್ರ ಜೊತೆಗೆ ನಾವು ಈಗೇನು ಕುಳಿತಿದ್ದೀವಿ, ಮೈಸೂರು ಮಗ್ಗೆ ಮಾರಮ್ಮನ ದೇವಸ್ಥಾನ ಅಂತೇಳಿ. ಇದು ಹಿಂದೆ ಹೇಗಿತ್ತು, ಆವಾಗ ಹಳೆಯ ವಸ್ತುಗಳ ಅಂಚುಗಳು ಮತ್ತು ತೀರು ರೀಪರ್ ಎಲ್ಲವೂ ಸಹ ಯಾವ ರೀತಿ ಇತ್ತು ಅದೇ ರೀತಿ ಇದನ್ನು ಇಲ್ಲಿ ತಂದು ಇನ್ಸ್ಟಾಲ್ ಮಾಡಿದ್ದಾರೆ. ತುಂಬ ಚೆನ್ನಾಗಿದೆ ಆ ಮಾರಮ್ಮನ ದೇವಸ್ಥಾನ ಅಂತೇಳಿ. ಇವು ಮೂರ್ನಾಲ್ಕು, ಬಲಮುರಿ ವಿಘ್ನೇಶ್ವರ, ಮಾರಮ್ಮ, ಮನಿಯಮ್ಮ ಮತ್ತು ವೀರಭದ್ರೇಶ್ವರ, ಸುಬ್ರಹ್ಮಣ್ಯ ಮತ್ತು ಬಲಮುರಿ ವಿಘ್ನೇಶ್ವರ, ಈ ದೇವಸ್ಥಾನಗಳು ಇವು ಈ ಕ್ಷೇತ್ರದಲ್ಲಿ ಪ್ರಸಿದ್ಧವಾದಂಥ ಒಂದು ದೇವಾಲಯಗಳಾಗಿ

0: ಜನರನ್ನು ಆಕರ್ಷಣೆ ಮಾಡ್ತದೆ.
1: ಸರ್, ಪ್ರತಿ ವರ್ಷ ಇಲ್ಲಿ ನಡೆಯುವಂತಹ ಅತಿ ದೊಡ್ಡ ಉತ್ಸವ ಆಗಿರ್ಬೋದು ಅಥವಾ ಜಾತ್ರೆ ಆಗಿರ್ಬೋದು ಯಾವುದು, ಮತ್ತು ಆ ಸಮಯದಲ್ಲಿ ಒಂದು ಭಕ್ತರ ಸಡಗರ ಹೇಗಿರುತ್ತೆ, ಅದ್ರ ಬಗ್ಗೆ ಹೇಳೋದಾದ್ರೆ?
0: ನಾವು ಪ್ರತಿ ವರ್ಷ ನಮ್ಮಲ್ಲಿ ಶಿವರಾತ್ರಿ ಹಬ್ಬ ವಿಶೇಷವಾಗಿ ಯುಗಾದಿ ಮತ್ತು ಶಿವರಾತ್ರಿ ಹಬ್ಬಗಳಲ್ಲಿ ವಿಶೇಷ ಪೂಜೆಯನ್ನು ಏರ್ಪಡಿಸ್ತೇವೆ. ಸಾವಿರಾರು ಜನ ಬರ್ತಾರೆ. ಒಂದು ಜೊತೆಗೆ ಜಾತ್ರೆ ಅಂತ ಯಾವುದು ನಾವು ಇಲ್ಲಿ ಮಾಡ್ತಾ ಇಲ್ಲ. ಆದರೆ ಪ್ರತಿ ವರ್ಷ ಸಾವಿರಾರು ಜನ ಬಂದು ದೇವರ ಆಶೀರ್ವಾದವನ್ನು ಪಡೆದುಕೊಳ್ತಾ ಇದ್ದಾರೆ. ಆದರೆ ಮಾರಮ್ಮನ ದೇವಸ್ಥಾನ ಏನಿದೆ ಇಲ್ಲಿ ವಿಶೇಷವಾದದ್ದು, ಮಗ್ಗೆನಲ್ಲಿ ವಿಶೇಷವಾದ ಹಬ್ಬ ನಡೀತದೆ, ಒಂದು ಬೂದಿ ಹಬ್ಬ ಅಂತ ನಡೀತದೆ. ವರ್ಷಕ್ಕೊಂದು ಸರಿ ಬೂದಿ, ಎರಡು ವರ್ಷಕ್ಕೊಂದು ಸರಿ ನಡೆಯೋದು. ಇನ್ನು ಒಂದು ವರ್ಷ ಬಿಲ್ ಹಬ್ಬ ಅಂತ ಹೇಳ್ತಾರೆ, ಬಿಲ್ಲಲ್ಲಿ ಹೊಡಿತಕ್ಕಂಥದ್ದು. ಇನ್ನೊಂದು ಬೂದಿ ಹಬ್ಬ ಅಂತ. ಬೂದಿ ಹಬ್ಬದಲ್ಲಿ ನಿಮಗೆಲ್ಲ ಆಶ್ಚರ್ಯ ಆಗ್ಬೋದು, ಸಿಕ್ಕವರಿಗೆಲ್ಲ ಬೂದಿ ಎರಿಸ್ತಾ ಇರ್ತದೆ, ಒಂಥರ ಬಣ್ಣ ಈ ಕಲರ್ ಆಗ್ತಾರೆ ನೋಡಿ, ಯಾವುದು ಹೋಳಿ ಹಬ್ಬಕ್ಕೆ ಆ ರೀತಿ ಸಿಕ್ಕಿದವರಿಗೆಲ್ಲ ಬೂದಿ. ಇದು ನಾನು ಕರ್ನಾಟಕದಲ್ಲಿ ಎಲ್ಲೂ ನೋಡಿಲ್ಲ, ಇಲ್ಲಿದೆ ಬಗ್ಗೆ ನಮ್ಮೂರಲ್ಲಿ ಮಾತ್ರ ನೋಡಿರೋದು. ಸೊ ಹಾಗಾಗಿ ಬೂದಿ ಹಬ್ಬ ಅಂತಕ್ಕಂಥದ್ದು ವಿಶೇಷವಾದ ಹಬ್ಬ. ಮತ್ತು ಯಾರೇ ಯಾವ ದೊಡ್ಡ ಇವ್ರು ಬಂದ್ರೂ ಅವ್ರಿಗೆ ಬೂದಿ ಎರಚೋದು ಅದೊಂದು ಒಂದು ಸಾಂಪ್ರದಾಯಿಕವಾಗಿ ನಡ್ಕೊಂಡು ಬಂದಿರತಕ್ಕಂಥದ್ದು. ಇದು ಎರಡು ವರ್ಷಕ್ಕೊಂದು ಸಾರಿ ಇದೇ ಮಾರಮ್ಮನ ದೇವಸ್ಥಾನದ ಆವರಣದ ಮುಂಭಾಗದಲ್ಲಿ ನಡೀತು. ಇನ್ನೊಂದು ಸರಿ ಎರಡನೇ ವರ್ಷಕ್ಕೆ ಬಿಲ್ಲು ಮತ್ತು ಕೊಂಡದ ಹಬ್ಬ ಅಂತ. ಇದು ಕೊಂಡ ಅಂತೇಳಿ ಅಂದರೆ ಬೆಂಕಿ ಕೆಂಡದ ಮೇಲೆ ನಡೀತಕ್ಕಂಥದ್ದು, ಅದು ಸಹ ನಡೀತದೆ. ಈಗಲೂ ನಡ್ಕೊಂಡು ಬರ್ತಾ ಇದೆ ಬೂದಿ ಹಬ್ಬ ಮತ್ತು ಬಿಲ್ ಹಬ್ಬ.
1: ಸರ್, ಮುಂದೆ ಮಹಾಶಿವರಾತ್ರಿಯ ಸಂದರ್ಭದಲ್ಲಿ ಇಲ್ಲಿ ಯಾವ ರೀತಿ ವಿಶೇಷ ಪೂಜೆ ಅಥವಾ ಅಭಿಷೇಕಗಳು ನಡೆಯುತ್ತೆ?
0: ಮಹಾಶಿವರಾತ್ರಿಯ ಸಂದರ್ಭದಲ್ಲಿ ವಿಶೇಷವಾಗಿ ದೇವರಿಗೆ ಬಾಣೇಶ್ವರನಿಗೆ ಅಲಂಕಾರವನ್ನು ಮಾಡಿ ರುದ್ರಾಭಿಷೇಕ ಮತ್ತು ಇತರೆ ಸಾಂಪ್ರದಾಯಿಕ ಅಭಿಷೇಕಗಳನ್ನು ಮಾಡಲಾಗ್ತದೆ. ಪ್ರತಿದಿನ ನಾನು ಹೇಳ್ದಂಗೆ ಬಾಣೇಶ್ವರನಿಗೆ ಪ್ರತಿದಿನ ಬೆಳಗ್ಗೆ ಮತ್ತು ಸಂಜೆ ಎರಡು ಟೈಮ್ ಪೂಜೆಯನ್ನು ಮಾಡಲಾಗ್ತಾ ಇದೆ. ಪ್ರತಿದಿನ ದಿನನಿತ್ಯದ ಪೂಜಾ ಕೈಂಕರ್ಯಗಳು ನಡೀತಾನೆ ಇವೆ. ಅದರಲ್ಲೂ ಶಿವರಾತ್ರಿ ಹಬ್ಬದಲ್ಲಿ ವಿಶೇಷವಾಗಿ ಅನೇಕ ಕಾರ್ಯಕ್ರಮಗಳನ್ನು ಸಹ ಏರ್ಪಡಿಸ್ತಾರೆ. ಸಂಜೆ ಹೊತ್ತು ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ಸಹ ಏರ್ಪಡಿಸ್ತಾರೆ. ಮತ್ತು ದೇವರ ಒಂದು ಕೃಪೆಗೆ ಜನರೆಲ್ಲರೂ ಪಾತ್ರರಾಗಲಿ ಅಂತೇಳಿ ಜಾಗರಣೆ ಏನಿದೆ ಶಿವರಾತ್ರಿಯಲ್ಲಿ, ಆ ಜಾಗರಣೆಗೋಸ್ಕರ ಅನೇಕ ವ್ಯವಸ್ಥೆಯನ್ನು ಮಾಡ್ತಾರೆ. ಬೆಳಗ್ಗೆಯಿಂದ ಸಂಜೆವರೆಗೂ, ಸಂಜೆಯಿಂದ ಚಂದ್ರನಿಂದ ಸೂರ್ಯನವರೆಗೆ, ಅಂದರೆ ಚಂದ್ರನಿಂದ ಸೂರ್ಯನವರೆಗೆ ಸಂಜೆ 6 ಗಂಟೆಯಿಂದ ಬೆಳಗ್ಗೆ 6 ಗಂಟೆವರೆಗೆ ವಿಶೇಷ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಲಾಗ್ತಾ ಇದೆ. ಈ ವರ್ಷ ಇನ್ನೂ ವಿಶೇಷವಾಗಿ ನಾವು ಮಾಡ್ತೇವೆ ಅಂತಕ್ಕಂಥ ನಂಬಿಕೆ ನನಗಿದೆ, ದೇವರ ಆಶೀರ್ವಾದ.
1: ಸರ್, ಈ ಒಂದು ದೇವಾಲಯಕ್ಕೆ ಸಂಬಂಧಿಸಿದಂತೆ ಜನಜನಿತವಾಗಿರುವಂತಹ ಯಾವುದಾದ್ರೂ ಪವಾಡ ಅಥವಾ ಪ್ರತೀತಿಗಳು ಏನಾದರೂ ಇದ್ರೆ ಅದರ ಬಗ್ಗೆ ತಿಳಿಸೋದಾದ್ರೆ?
0: ನಾನು ತಿಳಿದಂಗೆ ಪವಾಡ ಇದೇನಿಲ್ಲ, ಆದರೆ ನಿಷ್ಠೆ ಇದೆ. ದೇವರುಗಳು ಬಾಣೇಶ್ವರ, ಬಲಮುರು ವಿಘ್ನೇಶ್ವರ, ಮನಿಯಮ್ಮ ಮತ್ತು ಮಗ್ಗೆ ಮಾರಮ್ಮ ಏನಿದೆ ತುಂಬ ನಿಷ್ಠಾವಂತ ದೇವರುಗಳು. ಹಾಗಾಗಿ ಈ ದೇವರುಗಳನ್ನು ಪ್ರಾರ್ಥನೆ ಮಾಡಿಕೊಂಡ್ರೆ, ಇವನ್ ನಮ್ಮ ತಂದೆ ತಾಯಿ ನಮ್ಗೆ ಹೇಳ್ತಾ ಇದ್ರು, ಏನಾದ್ರು ಕಷ್ಟ ಬಂದರೆ ಬಾಣಪ್ಪ ಅಂತಿದ್ರು ಅಥವಾ ಮಗ್ಗೆ ಮಾರಮ್ಮ ಅಂಥೇಳಿ ಹರಕೆ ಕಟ್ಕೊಳ್ತಿದ್ರು. ಸೊ ಹಾಗಾಗಿ ನಮ್ಮ ತಂದೆ ತಾತ ಮುತ್ತಾತ್ರ ಕಾಲದಿಂದಲೂ ಆ ಒಂದು ನಂಬಿಕೆಯನ್ನು ಹುಸಿ ಹಾಕ್ಸೋ ಹಾಗೆ ಈ ದೇವಾಲಯಗಳು ಬಾಣೇಶ್ವರ, ಮಗ್ಗೆ ಮಾರಮ್ಮ, ಮನಿಯಮ್ಮ ದೇವಾಲಯಗಳು ನಡೆದುಕೊಂಡು ಬಂದಿವೆ, ಬಲಮುರಿ ವಿಘ್ನೇಶ್ವರನ್ ಸರ್.
1: ಸರ್, ಈಗ ದೇವಾಲಯದ ಆಡಳಿತ ಮಂಡಳಿಯ ತಾವು ಅಧ್ಯಕ್ಷರಾದ ನಂತರ ಹಲವಾರು ಯೋಜನೆಗಳನ್ನು ಮುಂದಿನ ದಿನಗಳಲ್ಲಿ ಈಗ ಮಾಡಬೇಕು ಅಂತ ತಾವು ಯೋಜನೆಗಳನ್ನು ಹಮ್ಮಿಕೊಂಡಿರೋದ್ರ ಬಗ್ಗೆ ತಿಳಿಸಿದ್ರಿ. ಇದರ ಜೊತೆಗೆ ಇಲ್ಲಿಗೆ ಬರುವಂತಹ ಭಕ್ತರಿಗೆ ಒಂದು ದೇವಸ್ಥಾನದ ವತಿಯಿಂದ, ಜೊತೆಗೆ ಸಮಿತಿಯ ವತಿಯಿಂದ ಯಾವ ರೀತಿಯ ಒಂದು ಮೂಲಭೂತ ಸೌಕರ್ಯಗಳು ಪ್ರಸ್ತುತ ದಿನಗಳಲ್ಲಿ ಸಿಗ್ತಾ ಇದೆ, ಜೊತೆಗೆ ಮುಂದಿನ ದಿನಗಳಲ್ಲಿ ಇನ್ನೂ ಏನೆಲ್ಲ ಮಾಡಬೇಕು ಅಂತ ಅಂದ್ಕೊಂಡಿದ್ದೀರಾ, ಅದ್ರ ಬಗ್ಗೆ ಹೇಳೋದಾದ್ರೆ?
0: ಅದೇ, ನಾವೊಂದು ರಿಲಿಜಿಯಸ್ ಟೂರಿಸಂ ಮಾಡಿ ಬಾಣೇಶ್ವರನಿಂದ ಭೀಮನಕೊಲ್ಲಿ ಮಹದೇಶ್ವರನವರೆಗೆ ರವಿ ರಾಮೇಶ್ವರನನ್ನು ಮೂರನ್ನು ಸಂದರ್ಶನ ಮಾಡಿಕೊಂಡು ಬರ್ತಕ್ಕಂಥ ವ್ಯವಸ್ಥೆಯನ್ನು, ಬೋಟ್ಗಳನ್ನು ಟೂರಿಸಂ ಇಲಾಖೆ ಮತ್ತು ಮಹದೇಶ್ವರ ದೇವಸ್ಥಾನ ಏನಿದೆ ಭೀಮನಕೊಲ್ಲಿ ಮಹದೇಶ್ವರ ದೇವಸ್ಥಾನ ಸಮಿತಿಯವರ ಜೊತೆ ಮತ್ತು ರವಿ ರಾಮೇಶ್ವರ ದೇವಸ್ಥಾನದ ಸಮಿತಿಯವರ ಜೊತೆ, ಈ ಮೂರೂ ದೇವಸ್ಥಾನದ ಸಮಿತಿಯವರ ಜೊತೆ ಸಮನ್ವಯವನ್ನು ಸಾಧಿಸಿ ಇದೊಂದು ಟೂರಿಸಂ ಪ್ಲೇಸ್ ಮಾಡಲಿಕ್ಕೆ, ಅಂದರೆ ರಿಲಿಜಿಯಸ್ ಟೂರಿಸಂ, ಧಾರ್ಮಿಕ ಪ್ರವಾಸ ಅಥವಾ ದೋಣಿ ವಿಹಾರ ಕೇಂದ್ರವನ್ನಾಗಿ ಮಾಡೋದು ನಮ್ಮ ಗುರಿ ಇದೆ. ಈಗ ನಮ್ಮ ದೇವಸ್ಥಾನ ಈಗ ಬೆಳವಣಿಗೆ ಹಂತದಲ್ಲಿದೆ, ಯಾಕಂದರೆ ಅಲ್ಲಿ ಮೂಲಭೂತವಾದಂಥ ಸೌಕರ್ಯಗಳು ಕಡಿಮೆ ಇದೆ, ಬಟ್ ತುಂಬ ಕಡಿಮೆ ಇದೆ. ಶೌಚಾಲಯದ ವ್ಯವಸ್ಥೆ ಇದೆ, ಮತ್ತು ಒಂದು ಶ್ರೀನಿವಾಸ ಪ್ರಸಾದ್ ಅವರು

0: ಪಿಯಾಗಿರುವಾಗ ಒಂದು 20 ಲಕ್ಷ ರೂಪಾಯಿಗಳನ್ನು ಕೊಟ್ಟು ಒಂದು ಸಮುದಾಯ ಭವನವನ್ನು ಕಟ್ಟಿಸಿ ಕೊಟ್ಟಿದ್ದಾರೆ. ಅಲ್ಲಿ ನಾವು ಸಣ್ಣ ಪುಟ್ಟೊಂದು 100 ಜನರವರಿಗೆ ಒಂದು ಸಭೆ ಸಮಾರಂಭ ಅಥವಾ ಹುಟ್ಟಿದ ಹಬ್ಬಗಳು ಅಥವಾ ಇನ್ಯಾವುದೇ ಒಂದು ಶುಭ ಕೆಲಸಗಳನ್ನು ಕಾರ್ಯಗಳನ್ನು ಮಾಡಲಿಕ್ಕೆ ಅಲ್ಲೂ ಅದನ್ನು ಸಹ ನಾವು ಬಾಡಿಗೆ ಕೊಡ್ತೀವಿ, ಎಲ್ಲ ವರ್ಗದವರು ಇಂಥವ್ರಿಗೆ ಅಂತಿಲ್ಲ. ಜೊತೆಗೆ ಇನ್ನೂ ನೀರು ಮತ್ತು ಸ್ವಚ್ಛತೆ ವ್ಯವಸ್ಥೆ ಅದು ಇನ್ನೂ ಇಂಪ್ರೂವ್ ಆಗಬೇಕಾಗಿದೆ, ಅದನ್ನ ಮಾಡ್ತೀವಿ. 1 ವರ್ಷ 2 ವರ್ಷದಲ್ಲಿ ತುಂಬ ಪ್ರಸಿದ್ಧವಾದ ಒಂದು ಕೇಂದ್ರವನ್ನಾಗಿ ಮಾಡಲಿಕ್ಕೆ ಪ್ರಾಮಾಣಿಕ ಪ್ರಯತ್ನವನ್ನು ಮಾಡ್ತಿದ್ದೀವಿ. ದೇವರ ಮಹೇಶ್ವರನ ಆಶೀರ್ವಾದ, ಮಾರಮ್ಮನ ಆಶೀರ್ವಾದ.
1: ಸರ್, ಈ ಒಂದು ದೇವಾಲಯ ಒಂದು ಸ್ಥಳೀಯ ಸಮುದಾಯದೊಂದಿಗೆ ಹೇಗೆ ಬೆಸ್ತ್ಕೊಂಡಿದೆ, ಶೈಕ್ಷಣಿಕ ಅಥವಾ ಸಾಮಾಜಿಕ ಕಾರ್ಯಕ್ರಮದಲ್ಲಿ ದೇವಾಲಯದ ಪಾತ್ರ ಅನ್ನುವಂಥದ್ದು ಎಷ್ಟು ಪ್ರಾಮುಖ್ಯತೆಯನ್ನು ಹೊಂದಿದೆ, ಅದ್ರ ಬಗ್ಗೆ ಹೇಳೋದು.
0: ಈ ದೇವಾಲಯ ತಂದೇ ಆದಂಥ ಹಿರಿಮೆಯನ್ನು ಹೊಂದಿದೆ. ಶೈಕ್ಷಣಿಕವಾಗಿ ಮತ್ತು ಸಾಮಾಜಿಕವಾಗಿ ಜನರಲ್ಲಿ ಸದ್ಬುದ್ಧಿಯನ್ನು ಕೊಡುವ ಒಂದು ಕೇಂದ್ರವಾಗಿ ಮಾರ್ಪಾಡಾಗ್ತಾ ಇದೆ ಅಂತಕ್ಕಂಥದ್ದು ನನ್ನ ಆಶಯ. ಬಹುಶಃ ಆ ಒಂದು ದೃಷ್ಟಿಯಿಂದ ವರ್ಷದಿಂದ ವರ್ಷಕ್ಕೆ ಬರುವ ಜನರ ಸಂಖ್ಯೆ ಜಾಸ್ತಿ ಆಗ್ತಾ ಇದೆ, ಬಹುಶಃ ಅದು ಇನ್ನೂ ಜಾಸ್ತಿ ಆಗ್ಬೋದು. ಸೊ ಇದೊಂದು ಎಲ್ಲ ವರ್ಗದವರಿಗೂ ಸೇರಿರ್ತಕ್ಕಂಥ, ಯಾವುದೇ ಒಂದು ವರ್ಗ ಒಂದು ಜಾತಿ ಅಥವಾ ಧರ್ಮಕ್ಕೆ ಮೀಸಲಾಗಿದೆ. ಎಲ್ಲ ವರ್ಗದವರು ಇದರಲ್ಲಿ ಪೂಜೆಯನ್ನು ಸಲ್ಲಿಸ್ತಾ ಇರತಕ್ಕಂಥದ್ದು ಮಹೇಶ್ವರ ದೇವಸ್ಥಾನದ ಒಂದು ವಿಶೇಷ.
1: ಸರ್, ದೇವಸ್ಥಾನಕ್ಕೆ ಭೇಟಿ ನೀಡುವಂತಹ ಭಕ್ತರು ಸಾಮಾನ್ಯವಾಗಿ ಯಾವೆಲ್ಲ ಪ್ರಾರ್ಥನೆಗಳನ್ನು ಸಲ್ಲಿಸ್ತಾರೆ, ಇಲ್ಲಿ ಪ್ರಾರ್ಥಿಸಿದರೆ ಎಂತಹ ಫಲಗಳು ಸಿಗ್ತವೆ ಅನ್ನೋ ನಂಬಿಕೆಗಳು ಈ ಪ್ರಸ್ತುತ ದಿನಗಳಲ್ಲೂ ಸಹ ಇದೆ, ಅದ್ರ ಬಗ್ಗೆ ಹೇಳೋದಾದ್ರೆ.
0: ಸಿ, ಪ್ರತಿಯೊಬ್ಬರೂ ತಮಗೆ ಬೇಕಾದನ್ನ ಗುಪ್ತವಾಗಿಟ್ಟುಕೊಂಡು ಪ್ರಾರ್ಥನೆ ಮಾಡ್ತಾರೆ. ಸೊ ನನಗೆ ದೇವರೇ ಇದು ಒಳ್ಳೇದು ಮಾಡಪ್ಪ, ನನಗೊಂದು ಒಳ್ಳೆ ಕೆಲಸ ಕೊಡುವಂತಲೋ, ಆಯಸ್ಸು ಆರೋಗ್ಯ ಮತ್ತು ಅಭಿವೃದ್ಧಿಯನ್ನು ಕೊಡುವಂತೇಳಿ ಪ್ರಾರ್ಥನೆಯನ್ನು ಮಾಡಿಕೊಳ್ತಾರೆ. ಅವರವರ ಭಕ್ತಿಗೆ ಅನುಸಾರವಾಗಿ ದೇವರು ಕರುಣೆಯನ್ನು ತೋರಿಸ್ತಾನೆ ಅಂತಕ್ಕಂಥದ್ದು ನನ್ನ ಒಂದು ನಂಬಿಕೆ. ಹಾಗಾಗಿಯೇ ಜನರು ಈ ಒಂದು ಬಾಣೇಶ್ವರ ದೇವಸ್ಥಾನದ ಅಭಿವೃದ್ಧಿಗೆ ಮನಸ್ಪೂರ್ವಕವಾಗಿ ಸಹಕಾರವನ್ನು ನೀಡ್ತಾ ಇದ್ದಾರೆ. ಈ ಕ್ಷೇತ್ರ ಅಭಿವೃದ್ಧಿಯ ಪ್ರಾರಂಭಿಕ ಹಂತಗಳನ್ನು ಈಗ ದಾಟಿ ಇನ್ನೂ ಮುಂದುವರಿತಾರೆ.
1: ಸರ್, ಕೊನೆಯದಾಗಿ ಈ ಒಂದು ಪುಣ್ಯಕ್ಷೇತ್ರದ ಬಗ್ಗೆ ಭಕ್ತರಿಗೆ ಅಥವಾ ನಮ್ಮ ಕೇಳುಗರಿಗೆ ನೀವು ಏನಾದರೂ ಸಂದೇಶವನ್ನು ಕೊಡೋದಕ್ಕೆ ಇಷ್ಟಪಡೋದಾದರೆ ಏನಂತ ಕೊಡೋದಕ್ಕೆ ಬಯಸ್ತೀರಾ?
0: ದಯಮಾಡಿ ಎಲ್ಲರೂ ಮಗ್ಗೇಶ್ರೀ ಬಾಣೇಶ್ವರ ದೇವಸ್ಥಾನಕ್ಕೆ ಬನ್ನಿ. ಬಾಣೇಶ್ವರ ದೇವಸ್ಥಾನದಲ್ಲಿ ಬಲಮುರಿ ಗಣೇಶನ ಮತ್ತು ಮನೆಯಮ್ಮ ಮತ್ತು ಮಗ್ಗೆ ಮಾರಮ್ಮನ ಸನ್ನಿಧಿಯಲ್ಲಿ ಬಂದು ಆಶೀರ್ವಾದವನ್ನು ತೆಗೆದುಕೊಳ್ಳಿ. ಆ ಮೂಲಕ ಒಂದು ಒಳ್ಳೆಯ ಸಮಾಜವನ್ನು ನಿರ್ಮಾಣ ಮಾಡಲಿಕ್ಕೆ ನಾವು ನೀವುಗಳೆಲ್ಲ ಪ್ರಯತ್ನವನ್ನು ಮಾಡೋಣ ಅಂತ ಬುದ್ಧಿಯನ್ನು ದೇವರು ಕೊಡಲಿ. ಮತ್ತು ಮುಂದಿನ ಸೆಪ್ಟೆಂಬರ್ 9 ನಡೀತಕ್ಕಂಥ ಗರುಡಗಂಬದ ಪ್ರತಿಷ್ಠಾಪನಾ ಕಾರ್ಯಕ್ರಮ ಏನಿದೆ ಅದಕ್ಕೆ ತಾವುಗಳೆಲ್ಲ ಬರಬೇಕು. ಊರಿನ ಎಲ್ಲರೂ, ಇಡೀ ತಾಲೂಕಿನ ಎಲ್ಲರೂ, ಬೇರೆ ಬೇರೆ ಕಡೆಯಿಂದನೂ ಸಹ ಜನ ಬರ್ತಿದ್ದಾರೆ. ನೀವುಗಳು ಬಂದು ದೇವರ ಕೃಪೆಗೆ ಪಾತ್ರರಾಗಬೇಕಾಗಿ ವಿನಂತಿಸಿಕೊಳ್ತೀನಿ.
1: ಇಲ್ಲಿಯವರೆಗೂ HD Kote ತಾಲೂಕಿನ ಎನ್ಬಿಳತೂರು ಗ್ರಾಮ ಪಂಚಾಯಿತಿಯ ಮಗ್ಗೆ ಗ್ರಾಮದಲ್ಲಿರುವ ಅತ್ಯಂತ ಪುರಾತನವಾದ ಬಾಣೇಶ್ವರ ದೇವಾಲಯದ ಇತಿಹಾಸ, ವೈಭವ, ಹಬ್ಬಗಳ ಆಚರಣೆ, ಜಾತ್ರೆ ಮತ್ತು ದೇವಸ್ಥಾನದ ವಿಶೇಷತೆಗಳ ಕುರಿತು ಮಾಹಿತಿಯನ್ನು ತಿಳಿಸಿಕೊಟ್ಟಿದ್ದಕ್ಕೆ ನಮ್ಮಿಂದ ಹಾಗೂ ಸಮಸ್ತ ಜನಧ್ವನಿ ಕೇಳುಗರಿಂದ ತಮಗೆ ಹೃತ್ಪೂರ್ವಕ ಧನ್ಯವಾದಗಳು ಸರ್.
0: ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು ಸೋ ಮಚ್. ದೇವರು ನಿಮಗೆ ಆಯಸ್ಸು ಆರೋಗ್ಯ ಎಲ್ಲವನ್ನು ಕೊಟ್ಟು ಒಳ್ಳೇದು ಮಾಡಲಿ, ನಿಮ್ಮ ವಾಹಿನಿಗೂ ಸಹ ಒಳ್ಳೇದು ಮಾಡಲಿ. ಡಾಕ್ಟರ್ ಬಾಲಸುಬ್ರಹ್ಮಣ್ಯವರು ನಮ್ಮ ಆತ್ಮೀಯ ಸ್ನೇಹಿತರು, ಎಲ್ರಿಗೂ ಒಳ್ಳೇದು ಮಾಡಲಿ, ನಿಮ್ಮ ಸಂಸ್ಥೆಗೂ ಸಹ ಒಳ್ಳೇದು ಮಾಡಲಿ ಅಂತೇಳಿ ಹಾರೈಸುವವರಲ್ಲಿ ನಾನು ಸಹ ಒಬ್ಬನಾಗ್ತೇನೆ. ನಮಸ್ಕಾರ.
1: ಪ್ರಿಯ ಕೇಳುವರೆ, ಇದುವರೆಗೂ ನಮ್ಮೂರ ವೈಭವ ಕಾರ್ಯಕ್ರಮದಲ್ಲಿ HD Kote ತಾಲೂಕಿನ ಎನ್ಬಿಳತೂರು ಗ್ರಾಮ ಪಂಚಾಯಿತಿಯ ಮಗ್ಗೆ ಗ್ರಾಮದಲ್ಲಿರುವ ಅತ್ಯಂತ ಪುರಾತನವಾದ ಬಾಣೇಶ್ವರ ದೇವಸ್ಥಾನದ ಕುರಿತು ಭಾರತ ಸರ್ಕಾರದ ಯುವಜನ ವ್ಯವಹಾರ ಹಾಗೂ ಕ್ರೀಡಾ ಸಚಿವಾಲಯದ ನಿವೃತ್ತ ರಾಜ್ಯ ನಿರ್ದೇಶಕರಾಗಿರುವ ಹಾಗೂ ಬಾಣೇಶ್ವರ ದೇವಸ್ಥಾನ ಸಮಿತಿಯ ಪ್ರಸ್ತುತ ಅಧ್ಯಕ್ಷರಾಗಿರುವ ಶ್ರೀಯುತ MN ನಟರಾಜುರವರಿಂದ ಮಾಹಿತಿಯನ್ನು ತಿಳಿದುಕೊಂಡೆವು. ಇದೇ ರೀತಿ ಮತ್ತೊಂದು ದೇವಾಲಯದ ವಿಶೇಷತೆ ಕುರಿತು ಮುಂದಿನ ನಮ್ಮೂರ ವೈಭವ ಕಾರ್ಯಕ್ರಮದಲ್ಲಿ ತಮ್ಮೆಲ್ಲರನ್ನು ಭೇಟಿಯಾಗುತ್ತೇನೆ. ಅಲ್ಲಿಯವರೆಗೂ ಕೇಳ್ತಾ ಇರಿ ಜನಧ್ವನಿ ಸಮುದಾಯ ಬಾನುಲಿ ಕೇಂದ್ರ 90.8 ಕಂಪನಾಂಕದಲ್ಲಿ ಸರಗೂರಿನಿಂದ ಪ್ರಸಾರವಾಗುತ್ತಿದೆ. ಧನ್ಯವಾದಗಳು.

ಇದುವರೆಗೂ ನಮ್ಮೂರ ವೈಭವ ಕಾರ್ಯಕ್ರಮದಲ್ಲಿ ಯಶರಿಕೋಟೆ ತಾಲೂಕು ಎನ್ಬೆಳ್ತೂರು ಗ್ರಾಮ ಪಂಚಾಯಿತಿಯ ಮಗ್ಗೆ ಗ್ರಾಮದಲ್ಲಿರುವ ಅತ್ಯಂತ ಪುರಾತನವಾದ ದೇವಾಲಯವಾದ ಬಾಣೇಶ್ವರ ದೇವಸ್ಥಾನದ

ಇತಿಹಾಸ, ಹಿನ್ನೆಲೆ ಮತ್ತು ಆಚರಣೆಗಳ ಕುರಿತು ಭಾರತ ಸರ್ಕಾರದ ಯುವಜನ ವ್ಯವಹಾರ ಹಾಗೂ ಕ್ರೀಡಾ ಸಚಿವಾಲಯದ ನಿವೃತ್ತ ರಾಜ್ಯ ನಿರ್ದೇಶಕರು ಹಾಗೂ ಬಾಣೇಶ್ವರ ದೇವಾಲಯದ ಸಮಿತಿಯ ಪ್ರಸ್ತುತ ಅಧ್ಯಕ್ಷರಾದ ಶ್ರೀಯುತ ಎಂ ಎನ್ ನಟರಾಜುರವರ ಜೊತೆಗಿನ ಸಂದರ್ಶನ ಕಾರ್ಯಕ್ರಮವನ್ನು ಕೇಳಿದಿರಿ.

0: ಜನಧ್ವನಿ ಕೇಳುಗರಿಗೊಂದು ಪ್ರಕಟಣೆ. ಮೈಸೂರಿನ ಸ್ವಾಮಿ ವಿವೇಕಾನಂದ ಯೂತ್ ಮೂಮೆಂಟ್ನ ಅಂಗಸಂಸ್ಥೆಯಾದ
1: ವಿವೇಕಾನಂದ ಇನ್ಸ್ಟಿಟ್ಯೂಟ್ ಫಾರ್ ಲೀಡರ್ಶಿಪ್ ಡೆವಲಪ್ಮೆಂಟ್ ಅಂದರೆ ವಿಲೀಡ್ ವತಿಯಿಂದ ಇನ್ಫೋಸಿಸ್ ಬೆಂಬಲದೊಂದಿಗೆ
0: ವಿಲೀಡ್ ಜೆನೆಕ್ಸ್ಟ್ ಕೌಶಲ್ಯ ಎಂಬ ಯುವ ಕೌಶಲ್ಯಾಭಿವೃದ್ಧಿ ಕಾರ್ಯಕ್ರಮವನ್ನು ಜಾರಿಗೆ ತರುತ್ತಿದೆ.
1: ಈ ಕಾರ್ಯಕ್ರಮವು ಪ್ರಸ್ತುತ ಉದ್ಯೋಗ ಮಾರುಕಟ್ಟೆಗೆ ಅಗತ್ಯವಾದ ಕೌಶಲ್ಯಗಳನ್ನು ಯುವಕರಿಗೆ ನೀಡುವ ಮೂಲಕ ಅವರ ಉದ್ಯೋಗ ಅರ್ಹತೆಯನ್ನು ಹೆಚ್ಚಿಸುವ ಉದ್ದೇಶವನ್ನು ಹೊಂದಿದೆ.
0: ಈ ತರಬೇತಿಯು ಒಂದು ತಿಂಗಳ ವಸತಿ ಆಧಾರಿತ ಯುವ ಕೌಶಲ್ಯಾಭಿವೃದ್ಧಿ ತರಬೇತಿಯಾಗಿದ್ದು,
1: ಪ್ರಮುಖವಾಗಿ ಈ ತರಬೇತಿಯಲ್ಲಿ ಜೀವನ ಕೌಶಲ್ಯ, ಸಂವಹನ ಕೌಶಲ್ಯ, ಸಮಸ್ಯೆಗಳ ನಿವಾರಣೆ, ಡಿಜಿಟಲ್ ಸಾಕ್ಷರತೆ, ಕೆಲಸದ ಸ್ಥಳದ ಸಿದ್ಧತೆ, ಎಐ ಕೌಶಲ್ಯಗಳ ಜೊತೆಗೆ ಉದ್ಯೋಗ ಅವಕಾಶ ಮಾರ್ಗದರ್ಶನವನ್ನು ನೀಡಲಾಗುತ್ತಿದೆ.
0: ಈ ತರಬೇತಿಯು 18-29 ವರ್ಷದ ಪದವಿ ಪೂರ್ವ ಅಥವಾ ಅದಕ್ಕಿಂತ ಮೇಲಿನ ವಿದ್ಯಾರ್ಹತೆ ಹೊಂದಿರುವ ಹೆಚ್ಡಿಕೋಟೆ, ಸರಗೂರು ಹಾಗೂ ಮೈಸೂರು ಸುತ್ತಮುತ್ತಲಿನ ಯುವಕರು ಅರ್ಹರಾಗಿರುತ್ತಾರೆ.
1: ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ದೂರವಾಣಿ ಸಂಖ್ಯೆ 9739013711, ಮತ್ತೊಮ್ಮೆ ದೂರವಾಣಿ ಸಂಖ್ಯೆ 9739013711.
0: ಇಮೇಲ್ ವಿಳಾಸ COORD.GENNEXT@SVYM.ORG.IN. ಬನ್ನಿ, ಭಾಗವಹಿಸಿ ತರಬೇತಿಯ ಸೌಲಭ್ಯವನ್ನು ಪಡೆದುಕೊಳ್ಳಿ.

0: ನಿಮ್ಮ ಗ್ರಾಮ ಪಂಚಾಯಿತಿಯನ್ನು ಸಂಪರ್ಕಿಸಿ ಈ ಅಭಿಯಾನದಲ್ಲಿ ಭಾಗವಹಿಸಿ.
1: ಕ್ಷಯರೋಗವು ಮೈಕೋಬ್ಯಾಕ್ಟೀರಿಯಂ ಟ್ಯುಬರ್ಕ್ಯುಲೋಸಿಸ್ ಎಂಬ ಸೂಕ್ಷ್ಮ ರೋಗಾಣುವಿನಿಂದ ಬರುತ್ತದೆ.
2: ರೋಗಿಗಳು ಇರುವ ಮನೆಗಳಲ್ಲಿ ಕಿಟಕಿ ಬಾಗಿಲುಗಳು ತೆರೆಯುವಂತೆ ನೋಡಿಕೊಳ್ಳಬೇಕು.
3: ಮಕ್ಕಳು ಕ್ಷಯರೋಗಿಗಳ ಬಳಿ ಹೋಗದಂತೆ ಮುನ್ನೆಚ್ಚರಿಕೆ ವಹಿಸಬೇಕು.
2: ಕ್ಷಯರೋಗಿಯಲ್ಲಿ ಚಿಕಿತ್ಸೆಯ ಪ್ರಾರಂಭಿಕ ಹಂತದಲ್ಲಿ ಸುಸ್ತಾಗುವುದು ಸಹಜ.
3: ಆದ್ದರಿಂದ ಮೊಳಕೆ ಕಾಳುಗಳು, ಹಸಿರು ತರಕಾರಿ ಮತ್ತು ಸೊಪ್ಪುಗಳು, ಮೊಟ್ಟೆ, ಇನ್ನಿತರ ಪೌಷ್ಟಿಕಾಂಶ ಆಹಾರವನ್ನು ಸೇವಿಸಬೇಕು.
2: ಕ್ಷಯರೋಗವನ್ನು ಕೊನೆಗಾಣಿಸಿ ಉತ್ತಮ ಆರೋಗ್ಯ ನಿಮ್ಮದಾಗಿಸಿ.
4: ಅಕಾಲಿಕ ಮಳೆಗೆ ಮಿಂಚ

0: पीएम फसल बीमा योजना से करीब 2,00,000 करोड़ रूपये क्लेम के रूप में किसानों को मिले।
1: ಮುಂಗಾರು ಹಂಗಾಮಿನ ಬೆಳೆ ವಿಮೆಗಾಗಿ ಈಗ ನೋಂದಣಿ ಮಾಡಿಕೊಳ್ಳಿರಿ.
2: ಬ್ಯಾಂಕ್, ಸಾಮಾನ್ಯ ಸೇವಾ ಕೇಂದ್ರ, ಗ್ರಾಮ ಒನ್ ಕೇಂದ್ರ. ಹೆಚ್ಚಿನ ಮಾಹಿತಿಗಾಗಿ www.samrakshane.karnataka.gov.in ವೆಬ್ಸೈಟ್ಗೆ ಭೇಟಿ ನೀಡಿ.

ಪ್ರೀತಿಯ ಜನಧ್ವನಿ ಕೇಳುಗರಿಗೆ ನಮಸ್ಕಾರ. ನಾನು ನಿಮ್ಮ ರೇಡಿಯೋ ಗೆಳತಿ ಪ್ರೀತಿ. ಕೇಳುಗರೆ ಬೆಳೆ ಬೆಲೆ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ಕೇಳುಗರೆ, ಇದು ನಿನ್ನೆಯ ಮಾರುಕಟ್ಟೆ ಬೆಲೆ. ಬೀನಿಸ್ 43 ರೂಪಾಯಿ, ಪೆನ್ಸಿಲ್ ಬೀನಿಸ್ 38 ರೂಪಾಯಿ, ಮೆಣಸಿನಕಾಯಿ 18 ರೂಪಾಯಿ, ಸೌತೆಕಾಯಿ 22 ರೂಪಾಯಿ, ಹಿಂಸೆ 10 ರೂಪಾಯಿ, ಸುನಾಮಿ 7 ರೂಪಾಯಿ, ಎಳವನ 5 ರೂಪಾಯಿ, ಗುಂಡು ಬದನೆಕಾಯಿ 7 ರೂಪಾಯಿ, ಕುಂಬಳಕಾಯಿ 4 ರೂಪಾಯಿ, ಹೀರೆಕಾಯಿ 20 ರೂಪಾಯಿ, ಪಡವಲಕಾಯಿ 13 ರೂಪಾಯಿ, ತೊಂಡೆಕಾಯಿ 15 ರೂಪಾಯಿ, ಹಾಗಲಕಾಯಿ 33 ರೂಪಾಯಿ, ಕಾಲಿಫ್ಲವರ್ 28 ರೂಪಾಯಿ, ಪೈರ್ 53 ರೂಪಾಯಿ, ದಪ್ಪ ಮೆಣಸಿನಕಾಯಿ 28 ರೂಪಾಯಿ, ಸೋರೆಕಾಯಿ 12 ರೂಪಾಯಿ, ಬದನೆಕಾಯಿ 12 ರೂಪಾಯಿ, ಬದನೆಕಾಯಿ 12 ರೂಪಾಯಿ, ಕೋಸು 9 ರೂಪಾಯಿ, ಸೀಮೆ ಬದನೆಕಾಯಿ 22 ರೂಪಾಯಿ, ಬೆಂಡೆಕಾಯಿ 13 ರೂಪಾಯಿ, ಟೊಮೊಟೊ 17 ರೂಪಾಯಿ. ಕೇಳುಗರೆ, ಕೇಳಿದ್ರಲ್ಲ ಕೃಷಿ ಉತ್ಪನ್ನ ಹಾಗೂ ತರಕಾರಿ ಮಾರುಕಟ್ಟೆ ಬೆಲೆಯನ್ನು ಇಲ್ಲಿಗೆ ಬೆಳೆ ಬೆಲೆ ಕಾರ್ಯಕ್ರಮವನ್ನು ಮುಕ್ತಾಯ ಮಾಡೋಣ. ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ಬೆಳೆ ಬೆಲೆ ಕಾರ್ಯಕ್ರಮದಲ್ಲಿ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೂ ಕೇಳ್ತಾ ಇರಿ ಜನಧ್ವನಿ. ಇದು ನಿಮ್ಮ ಧ್ವನಿ, ನಿಮ್ಮ ಊರಿನ ಧ್ವನಿ, ಜನಧ್ವನಿ. ನಮಸ್ಕಾರ.

ಸಾರ್ವಜನಿಕರಿಗೊಂದು ಪ್ರಕಟಣೆ. ದಿನಾಂಕ 3/9/2026 ಗುರುವಾರದಂದು ವಿವೇಕಾನಂದ ಸ್ಮಾರಕಾಸ್ಪತ್ರೆಯಲ್ಲಿ ಲಭ್ಯವಿರುವ ವೈದ್ಯರುಗಳ ವಿವರ ಹೀಗಿದೆ. ಡಾಕ್ಟರ್ ನರೇಂದ್ರ ರಾಮಕೃಷ್ಣರವರು ಕಣ್ಣಿನ ತಪಾಸಣಾ ತಜ್ಞರು, ಡಾಕ್ಟರ್ ನಾಗೇಶ್ ಅವರು ಸಾಮಾನ್ಯ ರೋಗ ತಜ್ಞರು, ಡಾಕ್ಟರ್ ಕುಮಾರ್ ಅವರು ಮಕ್ಕಳ ತಜ್ಞರು. ಇವರು ಬೆಳಗ್ಗೆ 9:30 ಮಧ್ಯಾಹ್ನ 12:30 ಲಭ್ಯವಿರುತ್ತಾರೆ. ಡಾಕ್ಟರ್ ನಿಸರ್ಗರವರು ಪ್ರಸೂತಿ ಮತ್ತು ಸ್ತ್ರೀರೋಗ ತಜ್ಞರು, ಡಾಕ್ಟರ್ ಸುಷ್ಮಾರವರು ಮಕ್ಕಳ ತಜ್ಞರು, ಡಾಕ್ಟರ್ ವಿದ್ಯಶೀರವರು ದಂತ ಚಿಕಿತ್ಸೆ ತಜ್ಞರು, ಡಾಕ್ಟರ್ ವೈಷ್ಣವಿರವರು ಆಯುರ್ವೇದ ತಜ್ಞರು, ಡಾಕ್ಟರ್ ತುಷಾರರವರು ಕಿವಿ ಮೂಗು ಮತ್ತು ಗಂಟಲು ರೋಗ ತಜ್ಞರು. ಇವರು ಮಧ್ಯಾಹ್ನ 2:00 ಸಂಜೆ 5:00 ಲಭ್ಯವಿರುತ್ತಾರೆ. ಡಾಕ್ಟರ್ ಸಂತೋಷ್ ಅವರು ಹೃದಯ ರೋಗ ತಜ್ಞರು. ಇವರು ಬೆಳಗ್ಗೆ 11:00 ಮಧ್ಯಾಹ್ನ 1:00 ಲಭ್ಯವಿರುತ್ತಾರೆ. ಡಾಕ್ಟರ್ ಐನರಾಜ್ ರವರು ಫಿಜಿಯೋಥೆರಪಿಸ್ಟ್ ಅವರು, ಡಾಕ್ಟರ್ ದೀಪಶ್ರೀರವರು ವಾಕ್ ಭಾಷಾ ಶ್ರವಣ ತಜ್ಞರು. ಈ ಎಲ್ಲ ವೈದ್ಯರ ಸೌಲಭ್ಯ ಲಭ್ಯವಿರುತ್ತದೆ ಹಾಗೂ ದಿನದಲ್ಲಿ 24 ತುರ್ತು ಚಿಕಿತ್ಸೆ ಸೌಲಭ್ಯ ಲಭ್ಯವಿರುತ್ತದೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ವಿವೇಕಾನಂದ ಸ್ಮಾರಕ ಆಸ್ಪತ್ರೆ, ಹಂಚಿಪುರ ರಸ್ತೆ, ಸರಗೂರು. ದೂರವಾಣಿ ಸಂಖ್ಯೆ 9686663318. ಮತ್ತೊಮ್ಮೆ ದೂರವಾಣಿ ಸಂಖ್ಯೆ 9686663318. ಧನ್ಯವಾದಗಳು.

0: ಹತ್ತರಿಂದ ಹತ್ತೊಂಬತ್ತು ವರ್ಷದ ನಡುವಿನ ವಯೋಮಾನವೇ ಹದಿಹರೆಯ.
1: ಹದಿಹರೆಯದಲ್ಲಿ ದೈಹಿಕ, ಮಾನಸಿಕ ಹಾಗೂ ಭಾವನಾತ್ಮಕ ಬದಲಾವಣೆಗಳು ರೂಪುಗೊಳ್ಳುತ್ತವೆ.
0: ಈ ಎಲ್ಲ ಬದಲಾವಣೆಗಳಿಗೆ ಅನುಗುಣವಾಗಿ ಪೋಷಕರು ಮತ್ತು ಸಮಾಜ ಹದಿಹರೆಯದ ವಯೋಮಾನದವರಿಗೆ ಇವುಗಳಿಗೆ ಸಂಬಂಧಿಸಿದಂತೆ ಉತ್ತಮ ಸಲಹೆ ಸೂಚನೆಗಳನ್ನು ನೀಡಬೇಕು. ಹದಿಹರೆಯದ ಮಕ್ಕಳಿಗೆ ಉತ್ತಮ ಜಾಗೃತಿ ಮೂಡಿಸೋಣ, ಉತ್ತಮ ಸಮಾಜ ನಿರ್ಮಿಸೋಣ.
2: ಇನ್ನು ಮುಂದೆ ಕೇಳಿ ಬರೋಣ ವಿಜ್ಞಾನ ವಿಸ್ಮಯ ಕಾರ್ಯಕ್ರಮದಲ್ಲಿ ಅಪಾಯ ಸಮಯವ ತಿಳಿಸುವ ಜೀನ್ ಗಡಿಯಾರ ಎಂಬ ವಿಷಯದ ಕುರಿತು ಕುಮಾರ ಸ್ಫೂರ್ತಿರವರು ನಡೆಸಿಕೊಡುವ ಕಾರ್ಯಕ್ರಮ.
3: ಪ್ರೀತಿಯ ಜನಧ್ವನಿ ಕೇಳುಗರಿಗೆ ನಮಸ್ಕಾರ. ನಾನು ನಿಮ್ಮ ಬಾನುಲಿ ಗೆಳತಿ ಸ್ಫೂರ್ತಿ ಸರಗೂರು. ಕೇಳುಗರ ವಿಜ್ಞಾನ ವಿಸ್ಮಯ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ಕೇಳುಗರ, ಇವತ್ತಿನ ನಮ್ಮ ವಿಜ್ಞಾನ ಉಪಸ್ಮೆಯ ಕಾರ್ಯಕ್ರಮದಲ್ಲಿ ಅಪಾಯ ಸಮಯ ತಿಳಿಸುವ ಜೀನ್ ಗಡಿಯಾರ ಎಂಬ ವಿಷಯದ ಬಗ್ಗೆ ಮಾಹಿತಿಯನ್ನ ತಿಳಿಯೋಣ. ನಿಮ್ಮ ದೇಹಕ್ಕೆ ಎಷ್ಟು ವಯಸ್ಸಾಗುತ್ತದೆ ಎಂದು ಜೈವಿಕ ವಯಸ್ಸಿನ ರಹಸ್ಯವನ್ನು ಬಿಚ್ಚಿಡುವ ದೇಹಕ್ಕೆ ಒದಗಬಹುದಾದ ಅಪಾಯ ಊಹಿಸುವ ಉಪಕರಣವೊಂದನ್ನು ಪ್ರತಿಷ್ಠಿತ ಹಾರ್ವರ್ಡ್ ವಿಶ್ವವಿದ್ಯಾಲಯದ ಸಂಶೋಧನಾ ತಂಡ ಅಭಿವೃದ್ಧಿಪಡಿಸಿದೆ. ಅದರ ಹೆಸರೇ ಜೀನ್ ಗಡಿಯಾರ. ದೇಹ ರಚನೆಯ ವಂಶವಾಹಿಗಳ ಚಟುವಟಿಕೆಯನ್ನು ಅಳೆಯುವ ಮೂಲಕ ಈ ಸಾಧನ ಪ್ರತಿಯೊಬ್ಬ ಜೈವಿಕ ವಯಸ್ಸು, ಆರೋಗ್ಯ ಸ್ಥಿತಿ ಹಾಗೂ ಭವಿಷ್ಯದಲ್ಲಿ ಎದುರಾಗಬಹುದಾದ ಆರೋಗ್ಯದ ಅಪಾಯಗಳನ್ನು ಅಂದಾಜಿಸುತ್ತದೆ. ಹಾಗಾದರೆ ಜೈವಿಕ ವಯಸ್ಸು ಎಂದರೇನು ಅನ್ನುವುದನ್ನು ನೋಡುವುದಾದರೆ, ನಾವು ಸಾಮಾನ್ಯವಾಗಿ ಹುಟ್ಟಿದ ದಿನಾಂಕದಿಂದ ವಯಸ್ಸನ್ನು ಲೆಕ್ಕಿಸುತ್ತೇವೆ. ಆದರೆ ದೇಹದ ಒಳಗಿನ ಅಂಗಾಂಗಗಳು, ಜೀವಕೋಶಗಳು ಮತ್ತು ಜೈವಿಕ ವ್ಯವಸ್ಥೆಗಳು ಎಲ್ಲದಕ್ಕೂ ಒಂದೇ ವೇಗದಲ್ಲಿ ವಯಸ್ಸಾಗುವುದಿಲ್ಲ. ಇದನ್ನೇ ವಿಜ್ಞಾನಿಗಳು ಜೈವಿಕ ವಯಸ್ಸು ಎಂದು ಕರೆಯುತ್ತಾರೆ. ಉದಾಹರಣೆಗೆ ತಲೆಗೂದಲು ಅಥವಾ ದೇಹದ ಚರ್ಮ ಒಬ್ಬ ವ್ಯಕ್ತಿಯ ಕಾಲಾನುಕ್ರಮಿಕ ವಯಸ್ಸು 60 ವರ್ಷ ಆಗಿರಬಹುದು. ಆದರೆ ಅವರ ದೇಹದ ಆರೋಗ್ಯ, ಜೀವಕೋಶಗಳ ಸ್ಥಿತಿ ಮತ್ತು ಅಂಗಾಂಶಗಳ ಕಾರ್ಯಕ್ಷಮತೆಯನ್ನು ಗಮನಿಸಿದರೆ ಅವರು 50 ವರ್ಷದವರಂತೆಯೇ ಅಥವಾ 70 ವರ್ಷದವರಂತೆಯೇ ಕಾಣಬಹುದು. ಈ ವ್ಯತ್ಯಾಸವನ್ನು ಅಳೆಯಲು ವಿವಿಧ ಎಂಜಿನ್ ಕ್ಲಾಕ್ಗಳನ್ನು ವಿಜ್ಞಾನಿಗಳು ಅಭಿವೃದ್ಧಿಪಡಿಸಿದ್ದಾರೆ. ಅದೇ ಹೊಸ ಜೀನ್ ಗಡಿಯಾರ. ಅಮೆರಿಕದ ಹಾರ್ವರ್ಡ್ ವೈದ್ಯಕೀಯ ಶಾಲೆಯ ಸಂಶೋಧಕರು ಇಲಿಗಳು, ಕೋತಿಗಳು ಮತ್ತು ಮಾನವರಿಂದ ಸಂಗ್ರಹಿಸಿದ 11,000 ಹೆಚ್ಚು ವಂಶವಾಹಿಯ ಚಟುವಟಿಕೆಯ ಮಾದರಿಗಳನ್ನು ವಿಶ್ಲೇಷಿಸಿ ಹೊಸ

0: ಚೀನ್ ಗಡಿಯಾರವನ್ನ ಅಭಿವೃದ್ಧಿಪಡಿಸಿದ್ದಾರೆ. ಈ ಗಡಿಯಾರವು ಜೀವಕೋಶಗಳಲ್ಲಿ ಸಕ್ರಿಯವಾಗಿರುವ ಹಾಗೂ ನಿಧಾನಗೊಂಡಿರುವ ವಂಶವಾಹಿಗಳ ಬಗ್ಗೆ ಪರಿಶೀಲನೆ ನಡೆಸುತ್ತದೆ. ಜೀವಿತ ಅವಧಿಯಲ್ಲಿ ವಂಶವಾಹಿಗಳ ಬಗ್ಗೆ ಪರಿಶೀಲನೆ ನಡೆಸುತ್ತದೆ. ಜೀವಿತ ಅವಧಿಯಲ್ಲಿ ವಂಶವಾಹಿ ಚಟುವಟಿಕೆಯಲ್ಲಿ ಉಂಟಾಗುವ ಬದಲಾವಣೆಗಳ ಮಾದರಿಗಳನ್ನು ಗುರುತಿಸುವ ಮೂಲಕ ವ್ಯಕ್ತಿಯ ಜೈವಿಕ ವಯಸ್ಸನ್ನು ಅಂದಾಜಿಸುತ್ತದೆ. ಅಷ್ಟೇ ಅಲ್ಲ, ಕೆಲವು ಪ್ರಯೋಗಾತ್ಮಕ ಸಂದರ್ಭಗಳಲ್ಲಿ ವ್ಯಕ್ತಿಯ ಉಳಿದಿರುವ ಜೀವಿತ ಅವಧಿ ಮತ್ತು ಮರಣದ ಅಪಾಯವನ್ನು ಊಹಿಸುವ ಸಾಮರ್ಥ್ಯವನ್ನು ಈ ಗಡಿಯಾರ ಪ್ರದರ್ಶಿಸಿದೆ ಎಂದು ಹಾರ್ವರ್ಡ್ ಮೆಡಿಕಲ್ ಸ್ಕೂಲ್ನ ಸಂಶೋಧಕ ವಾಂಡಿಮ್ ಗ್ಲಾಡಿವ್ ಶೇವ್ ರವರು ಪ್ರತಿಪಾದಿಸಿದ್ದಾರೆ. ಈಗ ವಯಸ್ಸಿನ ಏರುಪೇರುಗಳನ್ನು ಗುರುತಿಸಿ ಅವುಗಳಿಗೆ ಪರಿಹಾರದ ರೂಪದಲ್ಲಿ ಪ್ಲಾಸ್ಟಿಕ್ ಸರ್ಜರಿ, ಟ್ರಾನ್ಸ್ಪ್ಲಾಂಟೇಷನ್ ಚಿಕಿತ್ಸೆಗಳು ಚಾಲ್ತಿಯಲ್ಲಿವೆ. ಆದರೆ ಅವುಗಳ ಅಡ್ಡ ಪರಿಣಾಮವನ್ನು ಅಲ್ಲಿಗಿಳಿಯುವಂತಿಲ್ಲ. ಈ ಮಾದರಿಯ ಗಡಿಯಾರಗಳ ಮೂಲಕ ವಯಸ್ಸನ್ನು ನಿಧಾನಗೊಳಿಸುವ ಅಥವಾ ಆರೋಗ್ಯಕರ ವೃದ್ಧಾಪ್ಯವನ್ನು ಉತ್ತೇಜಿಸುವಲ್ಲಿ ಅಭಿವೃದ್ಧಿಗೊಳ್ಳುವ ಔಷಧಿಗಳು, ಚಿಕಿತ್ಸೆಗಳು ಎಷ್ಟು ಪರಿಣಾಮಕಾರಿಯಾಗಿರುತ್ತದೆ ಎಂಬುದನ್ನು ಪರೀಕ್ಷಿಸಲು ದೀರ್ಘಕಾಲದ ಸಂಶೋಧನೆ ಬೇಕಿರುತ್ತದೆ ಎಂದು ವಿಜ್ಞಾನಿಗಳು ಅಭಿಪ್ರಾಯ ಮಂಡಿಸಿದ್ದಾರೆ. ಯಾವುದೇ ಮಾದರಿಯ ಹೊಸ ಪ್ರಯೋಗಗಳನ್ನು ಸಾಮಾನ್ಯವಾಗಿ ಇಲಿಗಳ ಮೇಲೆ ಪ್ರಯೋಗಿಸಿ ನಂತರದಲ್ಲಿ ಕಾರ್ಯರೂಪಕ್ಕೆ ತರುವುದು ಸಂಶೋಧನೆಯ ಮೊದಲ ಪ್ರಯತ್ನ. ವಯಸ್ಸಿನ ಅಂದಾಜಿಸುವಿಕೆ ಜೀವಿತ ಅವಧಿ ಅಥವಾ ಅಪಾಯದ ಮುನ್ಸೂಚನೆ ಸೂಚಿಸುವಲ್ಲಿ ಹೊಸ ಜೀನ್ ಗಡಿಯಾರದಲ್ಲಿ ಕ್ರಮಬದ್ಧತೆ ಇದೆ ಎಂಬುದನ್ನು ಇಲಿಗಳ ಮೇಲೆ ನಡೆಸಿದ ಪ್ರಯೋಗಗಳು ತೋರಿಸಿಕೊಟ್ಟಿವೆ. ಈ ಫಲಿತಾಂಶಗಳು ಕೆಲವೇ ತಿಂಗಳುಗಳಲ್ಲಿ ಗಮನಕ್ಕೆ ಬರುತ್ತವೆ. ಇದು ವಯಸ್ಸನ್ನು ಗೆಲ್ಲಲು ಅನುಕೂಲಿಸುವ ಸಂಶೋಧನೆಗಳಿಗೆ ಹೆಚ್ಚಿನ ವೇಗವನ್ನು ನೀಡಬಹುದು ಎಂದು ವಿಜ್ಞಾನಿಗಳು ಅಂದಾಜಿಸಿದ್ದಾರೆ. ಜೀನ್ ಗಡಿಯಾರ ಮತ್ತು ಎಪಿಜೆನೆಟಿಕ್ ಗಡಿಯಾರಗಳು ಇದುವರೆಗೆ ಈ ಕ್ಷೇತ್ರದಲ್ಲಿ ಹೆಚ್ಚು ಬಳಸಲಾಗುತ್ತಿದ್ದ ಎಪಿಜೆನೆಟಿಕ್ ಎಂಜಿನ್ ಕ್ಲಾಕ್ಗಳು ಡಿಎನ್ಎಯ ಮೇಲೆ ರಾಸಾಯನಿಕ ಬದಲಾವಣೆಗಳಾದ ಮೈಥಲೇಷನ್ ಅನ್ನು ಆಧರಿಸಿದವು. ಇವು ವಯಸ್ಸಿನ ಅಳಿವಳಿ ಪರಿಣಾಮಕಾರಿಯಾಗಿದ್ದರೂ ಆ ಬದಲಾವಣೆಗಳು ಏಕೆ ಉಂಟಾಗುತ್ತವೆ ಎಂಬುದರ ಕುರಿತು ಸ್ಪಷ್ಟ ಮಾಹಿತಿ ಒದಗಿರಲಿಲ್ಲ. ಆದರೆ ಹೊಸ ಜೀನ್ ಗಡಿಯಾರವು ನೇರವಾಗಿ ಜೀನ್ ಚಟುವಟಿಕೆಯನ್ನು ವಿಶ್ಲೇಷಿಸುತ್ತದೆ. ಇದರಿಂದ ವಯಸ್ಸಿನ ಕಾರಣದಿಂದಾಗಿ ಕಾಣಿಸಿಕೊಳ್ಳುವ ಆರೋಗ್ಯದ ಏರುಪೇರಿಗೆ ಕಾರಣವಾಗುವ ಜೈವಿಕ ಪ್ರಕ್ರಿಯೆಗಳ ಕುರಿತು ಸ್ಪಷ್ಟ ಚಿತ್ರಣ ನೀಡುವಲ್ಲಿ ಸಹಾಯವಾಗುತ್ತದೆ. ಈ ತಂತ್ರಜ್ಞಾನವು ಇನ್ನೂ ಆರಂಭಿಕ ಹಂತದಲ್ಲಿದೆ. ವಂಶವಾಹಿ ಚಟುವಟಿಕೆಯ ಬದಲಾವಣೆಗಳು ವಯಸ್ಸಾಗುವುದಕ್ಕೆ ನೇರ ಕಾರಣವೇನು ಅಥವಾ ವಯಸ್ಸಿನ ಪರಿಣಾಮವನ್ನು ಮಾತ್ರ ಪ್ರತಿಬಿಂಬಿಸುತ್ತದೆಯೇ ಎಂಬ ಪ್ರಶ್ನೆಗಳಿಗೆ ಇನ್ನೂ ಸ್ಪಷ್ಟ ಉತ್ತರ ಸಿಕ್ಕಿಲ್ಲ. ಹಾಗೆಯೇ ಒತ್ತಡ, ವ್ಯಾಯಾಮ, ಆಹಾರ ಪದ್ಧತಿ, ನಿದ್ರೆ ಮತ್ತು ಅನಾರೋಗ್ಯದಂತಹ ಅಂಶಗಳು ವಂಶವಾಹಿ ಚಟುವಟಿಕೆಯನ್ನು ಕೆಲವೇ ತಿಂಗಳುಗಳಲ್ಲಿ ತ್ವರಿತವಾಗಿ ಬದಲಾಯಿಸಬಲ್ಲವು. ಆದ್ದರಿಂದ ಜೈವಿಕ ವಯಸ್ಸಿನ ನಿಖರ ಅಳತೆಗಾಗಿ ಜೀನ್ ಗಡಿಯಾರವನ್ನು ಬಳಸುವ ಮೊದಲು ಇನ್ನಷ್ಟು ಅಧ್ಯಯನದ ಅಗತ್ಯವನ್ನು ಹಲ್ಲೆಗೆಳೆಯುವಂತಿಲ್ಲ. ಮುಂದೊಂದು ದಿನ ಸಾಮಾನ್ಯ ಆರೋಗ್ಯ ತಪಾಸಣೆಯ ಭಾಗವಾಗಿ ವೈದ್ಯರು ಜೈವಿಕ ವಯಸ್ಸನ್ನು ಪರೀಕ್ಷಿಸಬಹುದು. ದೇಹದ ಯಾವ ಅಂಗಾಂಗಗಳು ಯಾವ ರೋಗಗಳ ಅಪಾಯವನ್ನು ಎದುರಿಸಬಹುದು ಮತ್ತು ನಿಮ್ಮ ಜೀವನ ಶೈಲಿಯಲ್ಲಿ ಯಾವ ಬದಲಾವಣೆ ಅಗತ್ಯವಿದೆ ಎಂಬುದನ್ನು ತಿಳಿಸಬಹುದು. ಕೇಳುಗರೆ, ಕೇಳಿದ್ರಲ್ಲ ಇಷ್ಟೊತ್ತು ನಮ್ಮ ವಿಜ್ಞಾನ ವಿಸ್ಮಯ ಕಾರ್ಯಕ್ರಮದಲ್ಲಿ ಅಪಾಯ ಸಮಯವ ತಿಳಿಸುವ ಜೀನ್ ಗಡಿಯಾರ ಎಂಬ ವಿಷಯದ ಬಗ್ಗೆ ಮಾಹಿತಿಯನ್ನ ಕೇಳ್ತಾ ಇದ್ರಿ. ಇಲ್ಲಿಗೆ ಇವತ್ತಿನ ವಿಜ್ಞಾನ ವಿಸ್ಮಯ ಕಾರ್ಯಕ್ರಮವನ್ನ ಮುಕ್ತಾಯ ಮಾಡೋಣ. ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ವಿಜ್ಞಾನ ವಿಸ್ಮಯ ಕಾರ್ಯಕ್ರಮದಲ್ಲಿ ಮತ್ತೆ ಭೇಟಿಯಾಗೋಣ ಅಂತ ಹೇಳ್ತಾ ಅಲ್ಲಿಯವರೆಗೂ ಕೇಳ್ತಾ ಇರಿ ಚನ ಧ್ವನಿ. ಇದು ನಿಮ್ಮ ಧ್ವನಿ, ನಿಮ್ಮೂರಿನ ಧ್ವನಿ, ಚನ ಧ್ವನಿ. ನಮಸ್ಕಾರ.
1: ಇದುವರೆಗೂ ವಿಜ್ಞಾನ ವಿಸ್ಮಯ ಕಾರ್ಯಕ್ರಮದಲ್ಲಿ ಅಪಾಯ ಸಮಯವ ತಿಳಿಸುವ ಜೀನ್ ಗಡಿಯಾರ ಎಂಬ ವಿಷಯದ ಕುರಿತು ಕುಮಾರಿ ಸ್ಫೂರ್ತಿರವರು ನಡೆಸಿಕೊಟ್ಟ ಕಾರ್ಯಕ್ರಮವನ್ನು ಕೇಳಿದಿರಿ.

0: पीएम फसल बीमा योजना से करीब 2,00,000 करोड़ रूपये क्लेम के रूप में किसानों को मिले हैं।
1: मुंगारु हंगामिन बेले वीमे गागी ईगा नोंदणी माडिकोळ्ळिरि।
2: बैंक सामान्य सेवा केंद्र ग्राम वन केंद्र ಹೆಚ್ಚಿನ ಮಾಹಿತಿಗಾಗಿ www.samrakshane.karnataka.gov.in ವೆಬ್ಸೈಟ್ಗೆ ಭೇಟಿ ನೀಡಿ.
3: ಬೆಳೆಗೆ ವಿಮೆ ಮಾಡಿರಿ, ತಕ್ಷಣ ರಕ್ಷಣೆ ಗಳಿಸಿ.
4: ಇನ್ನು ಮುಂದೆ ಕೇಳಿಬರೋಣ ಭಗವದ್ಗೀತೆಯ ಶ್ಲೋಕದ ಅರ್ಥ ಹಾಗೂ ಮುದುರವನ ಪದ್ಯದ ಕುರಿತು ಗೀತಾಸುನದ ಕಾರ್ಯಕ್ರಮ.
5: ಪ್ರಾಪಂಚಿಕ ಬದುಕಿನಲ್ಲಿ ಮಾನವನ ನಿಜವಾದ ಕರ್ತವ್ಯಗಳೇನು?
6: ಜೀವನದಲ್ಲಿ ಸಮಚಿತ್ತತೆಯನ್ನು ಬೆಳೆಸಿಕೊಳ್ಳಬೇಕಾದ ಬಗೆ ಹೇಗೆ?
5: ಸಮತೋಲನದ ಸಾಧನೆ ಬದುಕಿನಲ್ಲಿ ಸಾಧ್ಯವೇ
6: ಎಂಬೆಲ್ಲ ಪ್ರಶ್ನೆಗಳಿಗೆ ಭಗವದ್ಗೀತೆಯ ಮೂಲಕ ಶ್ರೀ ಕೃಷ್ಣನ ನುಡಿಗಳು ನಮಗೆ ಸಾರ್ಥಕತೆಯನ್ನು ನೀಡುತ್ತದೆ.
5: ಬನ್ನಿ ಈ ಗೀತೆಯ ಸಾರವನ್ನು ತಿಳಿಯೋಣ.
6: ಶ್ರೀಮತಿ ನಾಗಶ್ರೀ ತ್ಯಾಗರಾಜರವರ ಧ್ವನಿಯಲ್ಲಿ ಗೀತಸುನಾದ ಕಾರ್ಯಕ್ರಮ
5: ತಪ್ಪದೆ ಕೇಳಿ ಪ್ರತಿದಿನ ಬೆಳಗ್ಗೆ 8:35
6: ಮರುಪ್ರಸಾರ 6:30 ನಿಮಿಷಕ್ಕೆ ನಿಮ್ಮ ಜನಧ್ವನಿ ಬಾನುಲಿಯಲ್ಲಿ.

ಜನಧ್ವನಿಯ ಸಮಸ್ತ ಶ್ರೀಕೃಷ್ಣನ ಭಕ್ತರಿಗೆ ನಮಸ್ಕಾರಗಳು. ಗೀತಾಸುನಾದದ ಇಂದಿನ ಕಾರ್ಯಕ್ರಮದಲ್ಲಿ ನಾವು ಭಗವದ್ಗೀತೆಯ 9ನೆಯ ಅಧ್ಯಾಯವಾಗಿರುವ ರಾಜವಿದ್ಯಾ ರಾಜಗುಹ್ಯ ಯೋಗದ 7 ಮತ್ತು 8ನೆಯ ಶ್ಲೋಕದ ಬಗ್ಗೆ ತಿಳಿದುಕೊಳ್ಳೋಣ. ಆ ಶ್ಲೋಕ ಇಂತಿದೆ.

ಪ್ರಕೃತಿಂ ಸ್ವಾಮವಷ್ಟಭ್ಯ ವಿಸೃಜಾಮಿ ಪುನಃ ಪುನಃ ಭೂತಗ್ರಾಮಮಿಮಂ ಕೃತ್ಸ್ನಂ ಅವಶಂ ಪ್ರಕೃತೇರ್ವಶಾತ್. ಅರ್ಜುನ, ಎಲ್ಲ ಪ್ರಾಣಿಗಳು ಪ್ರಳಯ ಕಾಲದಲ್ಲಿ ನನ್ನ ಪ್ರಕೃತಿಯನ್ನ ಸೇರುತ್ತವೆ, ಪುನಃ ಸೃಷ್ಟಿಯ ಕಾಲದಲ್ಲಿ ನಾನು ಅವುಗಳನ್ನು ಸೃಷ್ಟಿಸುತ್ತೇನೆ. ಹಾಗೆಯೇ ನನ್ನ ಪ್ರಕೃತಿಯನ್ನ ಅಧಿಷ್ಠಾನ ಮಾಡಿಕೊಂಡು ಪ್ರಕೃತಿಯ ವಶವಾದ ಅಸ್ವತಂತ್ರವಾದಂಥ ಈ ಪ್ರಾಣಿವರ್ಗಗಳನ್ನೆಲ್ಲ ನಾನು ಪುನಃ ಪುನಃ ಸೃಷ್ಟಿಸುತ್ತಿರುವೆನು ಎಂಬ ಮಾತನ್ನು ಇಲ್ಲಿ ಕೃಷ್ಣ ತಿಳಿಸ್ತಾ ಇದ್ದಾನೆ. ಆ ಮೂಲಕ ಸಮಷ್ಟಿ ರೂಪದಲ್ಲಿ ಮಾಯಾ ಉಪಹಿತ ಪರಬ್ರಹ್ಮನನ್ನೇ ಈಶ್ವರ ಅಥವಾ ಸೃಷ್ಟಿಕರ್ತ ಎಂದು ಕರೆಯುವಂಥದ್ದು. ವ್ಯಷ್ಟಿ ರೂಪದಲ್ಲಿ ಅವಿದ್ಯಾ ಉಪಹಿತ ಪರಬ್ರಹ್ಮನನ್ನೇ ಜೀವ ಎಂದು ಕರೆಯುವಂಥದ್ದು. ಹೀಗೆ ಒಂದೇ ಸೂರ್ಯನು ಗಂಗಾ ನದಿಯ ಶುದ್ಧ ನೀರಿನಲ್ಲಿಯೂ ಮತ್ತು ತೋಡಿನಲ್ಲಿ ಹರಿಯುವಂತಹ ಕೊಳಕು ನೀರಿನಲ್ಲಿಯೂ ಪ್ರತಿಬಿಂಬಿಸುತ್ತಿದ್ದರೂ ಕೂಡ ಸೂರ್ಯನ ಬಿಂಬಕ್ಕೆ ಅದರಿಂದ ಯಾವ ಹಾನಿಯೂ ಇಲ್ಲ. ಉಪಾಧಿಗಳಲ್ಲಷ್ಟೇ ಭೇದ, ಸೂರ್ಯನು ಒಬ್ಬನೇ ಒಬ್ಬ. ಹಾಗಾಗಿ ಪರಮಾತ್ಮನಿಂದ

ಜೀವಿಗಳ ಉತ್ಪತ್ತಿಯಾಗಿರುವುದು ಮಾಯೆಯಿಂದಾಗಿ. ಈ ಮಾಯೆಯು ಪರಮಾತ್ಮದೇ ಆದ ಶಕ್ತಿ. ಕಲ್ಪದ ಆದಿಯಲ್ಲಿ ಎಲ್ಲ ಜೀವರಾಶಿಗಳು ಮಾಯೆಯಿಂದಾಗಿ ಉತ್ಪತ್ತಿಯಾಗಿ ಕೊನೆಗೆ ಕಲ್ಪಾಂತ್ಯದಲ್ಲಿ ಅದೇ ಮಾಯೆಯಲ್ಲಿ ಲಯವಾಗುತ್ತವೆ. ಇದೆಲ್ಲವೂ ನಡೆಯುವಂಥದ್ದು ಪರಬ್ರಹ್ಮನ ಸನ್ನಿಧಿಯಲ್ಲಿ. ಪರಬ್ರಹ್ಮನು ಮಾಯೆಗೆ ಶಕ್ತಿಯನ್ನು ಕೊಡುವನು. ಪರಬ್ರಹ್ಮನ ವಿನಃ ಮಾಯೆಗೆ ಏನೇನು ಮಾಡಲು ಸಾಧ್ಯವಿಲ್ಲ. ಅದನ್ನೇ ಪರಮಾತ್ಮ ಇಲ್ಲಿ ಹೇಳಿರುವಂಥದ್ದು. ನನ್ನ ಮಾಯಾಶಕ್ತಿಯನ್ನು ಆಧರಿಸಿಕೊಂಡು ಎಲ್ಲ ಜೀವರಾಶಿಗಳ ಉತ್ಪತ್ತಿಯನ್ನೂ ಕೂಡ ಮಾಡುತ್ತಿರುವೆನು ಎಂದು. ಎಲ್ಲಾ ಜೀವರಾಶಿಗಳು ಮಾಯೆಯ ಒಳಗಿರುವುದರಿಂದ ಅವುಗಳಿಗೆ ಯಾವ ಸ್ವಾತಂತ್ರ್ಯವೂ ಇಲ್ಲ. ವೇದಾಂತದಲ್ಲಿ ಈ ಜಗತ್ತನ್ನು ಸಮಷ್ಟಿ ದೃಷ್ಟಿಯಿಂದ ಹಾಗೂ ವ್ಯಷ್ಟಿ ದೃಷ್ಟಿಯಿಂದ ತಿಳಿಸುವಂತಹ ಪದ್ಧತಿ ಇದೆ. ಇದು ಎಷ್ಟೋ ಸಾಧಕರನ್ನು ಗೊಂದಲಕ್ಕೊಳಪಡಿಸುವುದೂ ಉಂಟು. ಸಮಷ್ಟಿಯನ್ನು ಸರಿಯಾಗಿ ಅರ್ಥ ಮಾಡಿಕೊಳ್ಳಬೇಕಾದರೆ ಅದನ್ನು ವ್ಯಷ್ಟಿ ಪ್ರಪಂಚದಲ್ಲಿ ಹೋಲಿಸಿಕೊಂಡು ಅರ್ಥ ಮಾಡಿಕೊಳ್ಳಬೇಕು. ಅಂದರೆ ಸರಿಯಾಗಿ ಅರ್ಥವಾಗುವುದು ಆಗಲೇ. ನಿದ್ದೆಯಲ್ಲಿರುವಾಗ ಅತ್ಯಂತ ಕಡುಪಾಪಿ ಮತ್ತು ಪರಮ ಸಾಧು ಇಬ್ಬರೂ ಕೂಡ ಒಂದೇ ರೀತಿ ಕಾಣುತ್ತಾರೆ. ಏಕೆಂದರೆ ಆ ಸ್ಥಿತಿಯಲ್ಲಿ ಅವರಿಗೆ ಶರೀರ, ಮನಸ್ಸು ಮತ್ತು ಬುದ್ಧಿಗಳಲ್ಲಿ ತಾದಾತ್ಮ್ಯವಿಲ್ಲ. ಎದ್ದು ಬಂದಾಗ ಕಡುಪಾಪಿಯ ಮನಸ್ಸು ಕೆಟ್ಟ ವಿಚಾರಗಳನ್ನು ಕಾರ್ತಾ ಇರುತ್ತೆ. ಮಹಾತ್ಮನ ಮನಸ್ಸು ಮಹಾನ್ ವಿಚಾರಗಳನ್ನೇ ಹೊರಗೆಡಹುತ್ತಿರುತ್ತದೆ. ಹಾಗಾಗಿ ಇಬ್ಬರ ಅಂತಃಕರಣದಲ್ಲೂ ಕೂಡ ಅಂತಃಕರಣ ವೃತ್ತಿಗಳನ್ನು ಬೆಳಗುವ ಚೈತನ್ಯ ಮಾತ್ರ ಒಂದೇ ಒಂದು. ಇಬ್ಬರೂ ಅವರವರ ಪ್ರಕೃತಿಗೆ ಅನುಗುಣವಾಗಿ ಅವಶರಾಗಿ ವರ್ತಿಸುತ್ತಾರೆ. ಪಾಪಿಗೆ ಮಹಾತ್ಮನ ಹಾಗೆ ವರ್ತಿಸೋಣ ಎಂದರೂ ಸಾಧ್ಯವಿಲ್ಲ. ಅದೇ ರೀತಿ ಮಹಾತ್ಮನಿಗೆ ಕಡುಪಾಪಿಯಂತೆ ವರ್ತಿಸಲು ಕೂಡ ಸಾಧ್ಯವಿಲ್ಲ. ಅವರವರ ಮನಸ್ಸಿಗೆ ಸರಿಯಾಗಿ ಅವರವರ ಜೀವನ. ಕರ್ಮಕ್ಕೆ ಸರಿಯಾಗಿ ಫಲವಿರಲೇಬೇಕು ತಾನೇ? ಹಾಗಿರುವಾಗ ಜಗತ್ತಿನ ಉತ್ಪತ್ತಿ, ಸ್ಥಿತಿ ಮತ್ತು ಲಯಗಳಿಗೆ ಪರಮಾತ್ಮನು ಕಾರಣನಾಗಿರುವುದಾದರೆ ಅವನ ಮೇಲೆ ಅದರಿಂದ ಒಂದಷ್ಟು ಪರಿಣಾಮಗಳು ಕೂಡ ಆಗಬಹುದು. ಹಾಗಾಗಿ ಭಗವಂತನ ಪ್ರಕೃತಿ ತ್ರಿಗುಣಗಳಿಂದ ಆಗಿದೆ. ಅದೇ ಸತ್ವ, ರಜಸ್ಸು ಮತ್ತು ತಮಸ್ಸು. ನಾವು ನೋಡುವ ಈ ವಿಶ್ವವೆಲ್ಲ ಈ ಗುಣಗಳ ತರತಮದಿಂದ ಆಗುವಂಥದ್ದು. ಯಾವುದನ್ನು ನಾವು ಪ್ರಳಯ ಮತ್ತು ಸೃಷ್ಟಿ ಎನ್ನುತ್ತೇವೆಯೋ ಅದು ಸಾಗರದಲ್ಲಿರುವ ಅಲೆಗಳಂತೆ. ಎದ್ದಾಗ ಸೃಷ್ಟಿ, ಬಿದ್ದಾಗ ಪ್ರಳಯ. ಹೀಗೆ ಎಷ್ಟೋ ಪ್ರಳಯ ಸೃಷ್ಟಿಗಳು ಆಗಿವೆ, ಮುಂದೆ ಆಗಲಿವೆ. ಪ್ರಳಯದಲ್ಲಿ ನಾಮರೂಪಗಳ ಸ್ಥೂಲ ನಾಶವಾಗುತ್ತೆ, ಆದರೆ ಅವುಗಳ ಹಿಂದೆ ಇರುವಂಥ ಸ್ವಭಾವ ಮಾತ್ರ ಹಾಗೆಯೇ ಸೂಕ್ಷ್ಮ ಅವಸ್ಥೆಯಲ್ಲಿಯೇ ಇರುತ್ತೆ. ಇವು ಪ್ರಕೃತಿಯ ಉಗ್ರಾಣದಲ್ಲಿರುವಂಥದ್ದು. ದೊಡ್ಡ ಮರ ಹೇಗೆ ಸಣ್ಣ ಬೀಜದಲ್ಲಿರುವುದೋ ಹಾಗೆ ಕಾರಣಾವಸ್ಥೆಯಲ್ಲಿ ಪ್ರಪಂಚವೆಲ್ಲ ಸುಪ್ತಾವಸ್ಥೆಯಲ್ಲಿರುತ್ತದೆ. ಯಾವಾಗ ಸೃಷ್ಟಿ ಪ್ರಾರಂಭವಾಗುವುದೋ ಆಗ ಉಗ್ರಾಣದಲ್ಲಿರುವ ಬೀಜಗಳನ್ನು ಪುನಃ ದೇವರು ಬಿತ್ತುತ್ತಾನೆ. ಬ್ರಹ್ಮಾಂಡವೆಂಬ ಸೃಷ್ಟಿ ಕ್ರಮೇಣ ಹೊಲಸಾಗಿ ಬೆಳೆಯುತ್ತೆ. ಇಲ್ಲಿ ಎರಡು ಕೆಲಸಗಳನ್ನು ಮಾಡುವಂಥವನು ಅವನು. ಸೃಷ್ಟಿಗಳನ್ನು, ಪ್ರಪಂಚವನ್ನು ಸೃಷ್ಟಿಸ್ತಾನೆ ಪ್ರಾರಂಭದಲ್ಲಿ. ನಂತರ ನಿಷ್ಕರುಣಿಯಂತೆ ಎಲ್ಲವನ್ನೂ ಹಿಂದಕ್ಕೆ ಕಸಿದುಕೊಳ್ಳುತ್ತಾನೆ ಪ್ರಳಯ ಕಾಲದಲ್ಲಿ. ಮನೆಯ ಮುಂದೆ ಮಗು ಮಣ್ಣಿನ ಮನೆಯನ್ನು ಕಟ್ಟಿಕೊಂಡು ಆಡುತ್ತೆ. ಹೋಗುವ ಸಮಯ ಬಂದಾಗ ಅದರ ಮೇಲೆ ನಿಂತು ಎಲ್ಲವನ್ನೂ ಕೆಡವಿ ಹೊರಟು ಹೋಗುತ್ತೆ. ಅದಕ್ಕೆ ಕಟ್ಟುವುದೂ ಒಂದು ಆಟವೇ, ಕೆಡಹುವುದೂ ಒಂದು ಆಟವೇ. ಹಾಗೆಯೇ ಬ್ರಹ್ಮಾಂಡದ ಸೃಷ್ಟಿ ಸಂಹಾರಗಳು ಈ ಭಗವಂತನಿಗೆ ಮೀಸಲು. ಹಾಗಾಗಿ ಬದ್ಧರಾದ ಜೀವರಾಶಿಗಳು ಅಸ್ವತಂತ್ರರು. ಅಂದರೆ ತಮ್ಮ ಕರ್ಮಗಳನ್ನು ಸವೆಸಲು ಪುನಃ ಪುನಃ ಅವರು ಇಲ್ಲಿಗೆ ಬರಲೇಬೇಕಾಗಿದೆ. ಹೇಗೆ ಅಂದರೆ, ಒಬ್ಬ ವಿದ್ಯಾರ್ಥಿ ತನ್ನ ತರಗತಿಯಲ್ಲಿ ನಪಾಸಾದರೆ ಅವನು ಮುಂದಿನ ತರಗತಿಗೆ ಹೋಗುವ ಹಾಗಿಲ್ಲ. ಪುನಃ ಅದೇ ಪರೀಕ್ಷೆಯನ್ನು ಬರೆದು ಅದರಲ್ಲಿ ಪಾಸಾಗಿ ಒಳ್ಳೆಯ ಅಂಕಗಳನ್ನು ತೆಗೆದುಕೊಂಡು ಮಾತ್ರ ಮುಂದಿನ ತರಗತಿಗೆ ಹೋಗಲು ಸಾಧ್ಯ. ಹಾಗಾಗಿ ನಮ್ಮ ವಿದ್ಯಾಭ್ಯಾಸವನ್ನು ಎಲ್ಲಿಗೆ ಬೇಕಾದರೂ ನಿಲ್ಲಿಸಬಹುದು. ಆದರೆ ಪ್ರಕೃತಿಯ ವಶದಲ್ಲಿರುವ ನಾವು
ಹಾಗೆ ಮಾಡೋದಕ್ಕೆ

ಆಗೋದಿಲ್ಲ. ನಮಗೆ ಮುಕ್ತಿ ಬೇಡವೆಂದರೂ ಕೂಡ ಜನ್ಮವೆತ್ತಬೇಕು. ಮುಕ್ತಿ ಬೇಕಾದರಂತೂ ಪುಣ್ಯಕರ್ಮಗಳನ್ನು ಮಾಡುವುದಕ್ಕೆ ಜನ್ಮವೆತ್ತಲೇಬೇಕಾಗಿದೆ. ಹಾಗಾಗಿ ಪ್ರಕೃತಿ ಯಾರನ್ನೂ ಕೂಡ ಒಂದು ಕಡೆ ಸುಮ್ಮನೆ ಕುಳಿತುಕೊಂಡಿರುವುದಕ್ಕೆ ಬಿಡುವುದಿಲ್ಲ. ಅದು ಯಾವಾಗಲೂ ಸಂಚರಿಸುತ್ತಿರುವ ಕಾರ್ಖಾನೆಯಲ್ಲಿರುವ ಬೆಲ್ಟಿನಂತೆ ನಮ್ಮನ್ನು ಅದರ ಮೇಲಿಟ್ಟು ಒಂದು ಕಡೆಯಿಂದ ಮತ್ತೊಂದೆಡೆಗೆ ರವಾನಿಸುತ್ತದೆ.

ನಮ್ಮನ್ನು ಒಂದೆಡೆಯಿಂದ ಇನ್ನೊಂದೆಡೆಗೆ ರವಾನಿಸ್ತಾ ಇರುತ್ತೆ. ಇದು ನನ್ನ ಪ್ರಕೃತಿ ಅಂತ ಹೇಳ್ತಾ ಇದ್ದಾನೆ ಶ್ರೀಕೃಷ್ಣ. ಈ ಪ್ರಕೃತಿ ಎಲ್ಲ ಅವನದೇ ಆಗಿರೋದ್ರಿಂದ ಅದರ ಸ್ವಾಮಿ ಅವನು. ಇವನು ಹೇಳಿದಂತೆ ಪ್ರಕೃತಿ ಕೇಳುತ್ತೆ. ಬದ್ಧರಾದ ಜೀವರಾಶಿಗಳೆಲ್ಲ ಪ್ರಕೃತಿಯಲ್ಲಿ ಇವೆ, ಆದರೆ ಪ್ರಕೃತಿಯೇ ಭಗವಂತನಿಗೆ ದಾಸನಂತಿದೆ. ಇತರರ ಮೇಲೆ ತನ್ನ ಪ್ರಭಾವವನ್ನು ಬೀರಿದರೂ ಪ್ರಕೃತಿ ಪರಮಾತ್ಮನನ್ನು ಏನೂ ಮಾಡಲಾರದು. ಅದು ಹಾವಾಡಿಸುವವನ ಕೊರಳಿನಲ್ಲಿರುವ ಹಾವಿನಂತೆ. ಹಾವಾಡಿಸುವವನು ಅವುಗಳಿಂದ ಏನು ಬೇಕಾದರೂ ಮಾಡುವವನು, ಆದರೆ ಅದೇ ಹಾವು ಇತರರನ್ನ ಕಂಡ್ರೆ ಬುಸುಗುಡುತ್ತೆ. ಹಾಗಾಗಿ ಎಲ್ಲವಕ್ಕೂ ಮೂಲ ಸ್ವರೂಪ ಆ ಸೃಷ್ಟಿಕರ್ತ. ಈ ಒಂದು ಮಾತಿಗೆ, ಈ ಒಂದು ಶ್ಲೋಕಕ್ಕೆ ಮುದ್ದುರಾಮನ ಅದ್ಯಾವ ಪದ್ಯ ಸೂಕ್ತವಾಗತ್ತೆ ಗಮನಿಸೋಣ ಬನ್ನಿ. ಕಂಡ ಕನಸನು ಮೆಲ್ಲ ನನಸಾಗಿಸುವುದೊಳಿತು, ಕಂಡ ಕನಸನು ಮೆಲ್ಲ ನನಸಾಗಿಸುವುದೊಳಿತು,

ಹೌದೇನು ಬೆಳೆ ಸಸಿಯ ಪಡೆತೆನೆಯ ಮುದ್ದು ರಾಮ, ಬೆಳೆ ಸಸಿಯ ಪಡೆತೆನೆಯ ಮುದ್ದು ರಾಮ. ಹಾಗಾಗಿ ಕನಸು ಕಂಡು ಆ ಕನಸನ್ನು ನನಸು ಮಾಡಿಸಿಕೊಳ್ಳುವುದರ ಮೂಲಕ ಈ ಕಾಗದದ ನಕ್ಷೆಯಲ್ಲಿ ನಮ್ಮ ರೂಪಗಳನ್ನು ತಾಳೋಣ ಅಂತಲೇ ಮುದ್ದರಾಮನು ಹೇಳ್ತಾ ಇದ್ದಾನೆ, ಆ ಕೃಷ್ಣ ಪರಮಾತ್ಮನು ಕೂಡ ಹೇಳ್ತಾ ಇದ್ದಾನೆ ಅತ್ತ ಕಡೆ ನಮ್ಮ ಚಿತ್ತ ಹರಿಯಲಿ.

ಇದುವರೆಗೂ ಭಗವದ್ಗೀತೆಯ ಶ್ಲೋಕದ ಅರ್ಥ ಹಾಗೂ ಮುದ್ದರಾಮನ ಪದ್ಯದ ಕುರಿತು ಗೀತಾಸುನದ ಕಾರ್ಯಕ್ರಮವನ್ನು ಕೇಳಿದಿರಿ. ಇನ್ನು ಮುಂದೆ ಕೇಳಿಬರೋಣ ಸಂಘರ್ಷದಿಂದ ಸಹಬಾಳ್ವೆಯತ್ತ ವಿಶೇಷ ಸರಣಿ ಕಾರ್ಯಕ್ರಮದಲ್ಲಿ ಹುಲಿ ಎದುರಾದರೆ ಭಯವಲ್ಲ, ಮುಂಜಾಗ್ರತೆ ಮುಖ್ಯ ಎಂಬ ವಿಷಯದ ಕುರಿತು ಬಂಡೀಪುರ ಅರಣ್ಯ ಸಂರಕ್ಷಕರು ಹಿಮಗಿರಿ ಫೌಂಡೇಶನ್ನ ವ್ಯವಸ್ಥಾಪಕರಾದ ಶ್ರೀಯುತ ರಘುರಾಮ್ರವರ ಜೊತೆಗಿನ ಸಂದರ್ಶನ ಕಾರ್ಯಕ್ರಮ.

0: ಪ್ರಿಯ ಜನಧ್ವನಿ ಕೇಳುಗರಿಗೆಲ್ಲ ನಮಸ್ಕಾರ. ಇದು ನಿಮ್ಮ ನೆಚ್ಚಿನ ಹಾಗೂ ಮೈಸೂರು ಜಿಲ್ಲೆಯ ಮೊಟ್ಟ ಮೊದಲ ಸಮುದಾಯ ಬಾನುಲಿ ಕೇಂದ್ರ ಜನಧ್ವನಿ. 90.8 ಕಂಪನಾಂಕದಲ್ಲಿ ಸರಗೂರಿನಿಂದ ಪ್ರಸಾರವಾಗುತ್ತಿರುವ ಏಕೈಕ ಸಮುದಾಯ ರೇಡಿಯೋ ಕೇಂದ್ರ. ಕೇಳುಗರೆ, ನಾನು ನಿಮ್ಮ ಬಾನುಲಿ ಗೆಳೆಯ ನಿಂಗರಾಜು. ಎಂದಿನಂತೆ ತಮಗೆಲ್ಲರಿಗೂ ಸಂಘರ್ಷದಿಂದ ಸಹಬಾಳ್ವೆಯತ್ತ ಸರಣಿ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ಇವತ್ತಿನ ಸರಣಿ ಕಾರ್ಯಕ್ರಮದಲ್ಲಿ ಹುಲಿ ಎದುರಾದರೆ ಭಯವಲ್ಲ, ಮುಂಜಾಗ್ರತೆ ಮುಖ್ಯ ಎಂಬ ವಿಷಯವನ್ನು ಕುರಿತು ಮಾತನಾಡಲು ನಮ್ಮ ಜೊತೆ ಇದ್ದಾರೆ ಬಂಡೀಪುರ ಹಿಮಗಿರಿ ಫೌಂಡೇಶನ್ನ ವ್ಯವಸ್ಥಾಪಕರು ಹಾಗೂ ಅರಣ್ಯ ಸಂರಕ್ಷಕರು ಆದ ಶ್ರೀ ರಘುರಾಮ್ರವರು. ಬನ್ನಿ, ಅವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸಿ ಈ ಒಂದು ಮಾನವ ಮತ್ತು ಸಂಘರ್ಷಕ್ಕೆ ಸಂಬಂಧಪಟ್ಟಂತೆ ಹೆಚ್ಚಿನ ಮಾಹಿತಿಯನ್ನ ಪಡೆದುಕೊಳ್ಳೋಣ. ಸರ್, ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ.
1: ನಮಸ್ಕಾರ ತಿಂಗರಾಜು ಅವರೇ, ಮತ್ತೆ ಕೇಳಿದ್ರೆಲ್ಲ ನನ್ನ ನಮಸ್ಕಾರಗಳು.
0: ಸರ್, ಬಹಳ ಖುಷಿ ಆಯ್ತು ಸರ್, ಯಾಕಂದ್ರೆ ತಾವು ಒಬ್ಬರು ಅರಣ್ಯ ಸಂರಕ್ಷಕರು, ಜೊತೆಗೆ ಈ ಒಂದು ಹುಲಿಯ ಚಲನವಲನಗಳ ಬಗ್ಗೆ ಸಾಕಷ್ಟು ಅನುಭವವನ್ನ ಹೊಂದಿರತಕ್ಕಂಥವ್ರು. ಇದರ ಜೊತೆಗೆ ನಾವು ಕಳೆದ ವರ್ಷಗಳಲ್ಲಿ ಈ ಒಂದು ಮಾನವ ಸಂಘರ್ಷದ ಬಗ್ಗೆ ಹಲವಾರು ಪ್ರಕರಣಗಳು ಮತ್ತು ಘಟನೆಗಳನ್ನು ಕೂಡ ನಾವು ನೋಡಿದ್ವಿ. ಸೊ ಈ ಒಂದು ಸಂದರ್ಭದಲ್ಲಿ ನಮ್ಮ ಸಾರ್ವಜನಿಕರಿಗೆ ಮತ್ತು ಸಮುದಾಯಕ್ಕೆ ಹೇಗೆ ನಾವು ಮುಂಜಾಗ್ರತೆಯನ್ನು ಈ ಒಂದು ಮಾನವ ಮತ್ತು ವನ್ಯಜೀವಿ ಸಂಘರ್ಷಕ್ಕೆ ಸಂಬಂಧಪಟ್ಟಂತೆ ಯಾವ ರೀತಿಯ ಒಂದು ಎಚ್ಚರಿಕೆಯನ್ನು ವಹಿಸಬೇಕು ಅನ್ನೋದ್ರ ಕುರಿತು ತಾವು ಇವತ್ತು ನಮ್ಮ ಕೇಳುಗರಿಗೆ ಮಾಹಿತಿಯನ್ನು ತಿಳಿಸ್ಕೊಡ್ತಕ್ಕಂಥ ನಿಟ್ಟಿನಲ್ಲಿ ನಮ್ಮ ಜೊತೆ ಇರ್ತಕ್ಕಂಥದ್ದು ಬಹಳ ಸಂತೋಷ ಸರ್. ಸರ್, ಮೊದಲನೇದಾಗಿ ಈ ಒಂದು ಮಾನವ ಮತ್ತು ವನ್ಯಜೀವಿ ಸಂಘರ್ಷ ಅಂತಂದ್ರೆ ಏನು ಸರ್?
1: ಮಾನವ ವನ್ಯಜೀವಿ ಸಂಘರ್ಷ ಅಂತ ಹೇಳಿದ್ರೆ ನಾವು ಎರಡು ರೀತಿಲಿ ಯೋಚನೆ ಮಾಡಬಹುದು. ನಾವು ಮನುಷ್ಯರು ಕಾಡೊಳಗೆ ಹೋಗಿ ವನ್ಯಜೀವಿಗಳ ಆವಾಸ ಸ್ಥಾನಗಳಿಗೆ ಮತ್ತೆ ಅವ್ರ ಜೀವನಕ್ಕೆ ತೊಂದರೆ ಕೊಟ್ರೆ ಅದು ಸಂಘರ್ಷನೆ.
0: ಹೌದು.
1: ಹಾಗೇನೆ ಇನ್ನೊಂದು ದಿಕ್ಕಿನಲ್ಲಿ ಯೋಚನೆ ಮಾಡಿದ್ರೆ ನಾವು ವನ್ಯಜೀವಿಗಳು ನಮ್ಮ ಊರೊಳಗೆ ಬಂದು ನಮ್ಮ ಜಮೀನಿಗೆ ಬಂದು ನಮ್ಮ ಆಸ್ತಿ ಪಾಸ್ತಿಗೆ ನಾಶ ಮಾಡೋದು, ಬೆಳೆ ನಾಶ ಮಾಡೋದು, ನಮ್ಗಳಿಗೆ ಮನುಷ್ಯರಿಗೆ ಗಾಯ ಮಾಡುವಂತದ್ದು ಅಥವಾ ಪ್ರಾಣಹಾನಿ ಆಗುವಂತದ್ದು, ಅವೆರಡೂ ಸಂಘರ್ಷ ಅಂತ ಹೇಳ್ಬೋದು.
0: ಸರ್, ನಾವು ಇವತ್ತು ಪ್ರಮುಖವಾಗಿ ಈ ಒಂದು ಹುಲಿ ದಾಳಿಗೆ ಸಂಬಂಧಪಟ್ಟಂತೆ, ಜೊತೆಗೆ ಈ ಒಂದು ಹುಲಿ ಬಂದಾಗ ಯಾವ ತರ ಮುಂಜಾಗ್ರತೆ ನಾವು ವಹಿಸಬೇಕು ಅನ್ನೋದ್ರ ಬಗ್ಗೆ ನಾವು ಇವತ್ತು ಮಾತನಾಡ್ತೇವೆ ಸರ್. ಮೊದಲನೇದಾಗಿ ಈ ಒಂದು ಅರಣ್ಯ ದಂಚಿನಲ್ಲಿ ಏನಾದ್ರೂ ಹುಲಿ ಕಾಣಿಸಿಕೊಳ್ಳಲು ಪ್ರಮುಖವಾಗಿ ಕಾರಣಗಳಿರ್ಬೋದು ಅಥವಾ ಕಾಡಿನಿಂದ ನಾಡಿಗೆ ಈ ಹುಲಿ ಬರೋದಕ್ಕೆ ಪ್ರಮುಖ ಕಾರಣ ಏನಿರ್ಬೋದು ಸರ್?
1: ಹಲವಾರು ಕಾರಣಗಳಿಂದ

0: ಸಹ ಹುಲಿಗಳು ಆಚೆ ಬರ್ತವೆ. ಅಂದ್ರೆ ಮುಖ್ಯವಾಗಿ ನಾವು ಯೋಚನೆ ಮಾಡೋದು ಒಂದೇದು, ಅದಕ್ಕೆ ಅದರ ಒಂದು ಆವಾಸ ಸ್ಥಾನ ಏನಿದೆ ನಾವು ಕಾಡು ಅಂತ ಹೇಳ್ತೀವಲ್ವ, ಆ ಕಾಡಿಗೆ ನಾವು ಒತ್ತಡ ಕೊಟ್ಟಾಗ, ಮರಗಳು ಒತ್ತಡ ಕೊಟ್ಟಾಗ ಏನ್ ಮಾಡಬಹುದು, ಅದಕ್ಕೆ ಅರಣ್ಯ ಒತ್ತುವರಿ ಆಗುತ್ತೆ. ಕೆಲವು ಕಡೆ ನೋಡಿದ್ದೀರ, ಎಲ್ಲರೂ ಗೊತ್ತಿರೋ ವಿಚಾರ ಅಂದ್ರೆ ಅದು. ಮತ್ತೆ ಮರ ಕಡಿಯುವಂತದ್ದು, ಹೀಗೆ ಬೇರೆ ಬೇರೆ ಕಾರಣಗಳಿಂದ ಒಳಗಡೆ ಹೋಗಿ ಬೇರೆ ಹುಲ್ ತರುವಂತದ್ದು, ಬೇರೆ ನಲ್ಲಿಕಾಯಿ ಅಥವಾ ಬೇರೆ ಬೇರೆ ಪದಾರ್ಥಗಳನ್ನ ಸಂಗ್ರಹ ಮಾಡುವಂತದ್ದು, ಹೀಗೆ ಹಲವಾರು ಕಾರಣಗಳಿಂದ ಹುಲಿ ಕಾಡುಗಳ ಮೇಲೆ ನಾವು ಮನುಷ್ಯರು ಒತ್ತಡ ಆಗ್ತಾ ಇದೀವಿ. ಈ ಒತ್ತಡದಿಂದನೂ ಸಹ ಹುಲಿಗಳು ಆಚೆ ಬರ್ತವೆ. ಎರಡನೇದು ವಯಸ್ಸಾದಂತ ಹುಲಿಗಳು. ವಯಸ್ಸಾದಂತ ಹುಲಿಗಳಿಗೆ ಸುಲಭವಾಗಿ ಆಹಾರ ಬೇಕು. ಅವು ವಯಸ್ಸಲ್ಲಿದ್ದಾಗ ಹೇಗೆ ಓಡಾಡಿ ಬೇಟೆಯಾಡ್ತವೆ ಅಷ್ಟು ಶಕ್ತಿ ಇರಲ್ಲ ಆಗ, ಹಾಗಾಗಿ ಸುಲಭವಾಗಿ ಆಹಾರನ್ನ ಹುಡುಕೊಂಡು ಅವು ಅರಣ್ಯ ದಂಚಿಗೆ ಬರ್ತವೆ. ಮೂರನೇದಾಗಿ ತಾಯಿಯಿಂದ ಬೇರ್ಪಟ್ಟ ಮರಿಗಳು, ಅಂದ್ರೆ ತಾಯಿ ಮರಿಯಾದಾಗ ಹೆಚ್ಚು ಕಡಿಮೆ 2 ವರ್ಷವರೆಗೂ ಅದು ಜೊತೆ ಇಟ್ಕೊಂಡಿರುತ್ತೆ. 2 ವರ್ಷ ಆದ ನಂತರ ಮರಿಗಳು ತಮ್ಮದೇ ಆದ ಕ್ಷೇತ್ರ, ನಾವು ಟೆರಿಟರಿ ಅಂತ ಹೇಳ್ತೀವಿ, ಅದನ್ನ ಆ ಟೆರಿಟರಿನ ಉಳ್ಕೊಂಡು ಅದನ್ನ ಗೊತ್ತು ಮಾಡ್ಕೊಳಕೋಸ್ಕರ ಅಲಿತಾ ಇರ್ತವೆ. ಅಂತ ಟೈಮಲ್ಲೂ ನಾವು ಹುಲಿಗಳನ್ನ ಆಚೆ ನೋಡ್ಬೋದು. ಮತ್ತೆ ನಾಲ್ಕನೇದಾಗಿ ಹುಲಿಗಳಿಗೆ ಕಾದಾಟ ಆದಾಗ, ಅದರ ಟೆರಿಟರಿ ವಿಚಾರವಾಗಿ ಅಥವಾ ಬೇರೆ ಬೇರೆ ವಿಚಾರವಾಗಿ ಕಾದಾಟ ಆಗುತ್ತೆ ಹುಲಿಗಳಿಗೆ. ಕಾದಾಟ ಆದಾಗ ಗಾಯಗೊಂಡಂತ ಹುಲಿ ಅಲ್ಲಿ ಉಳಿಯಕ್ ಸಾಧ್ಯನೇ ಇಲ್ಲ, ಅದು ಅರಣ್ಯದಿಂದ ಆಚೆ ಬರಲೇಬೇಕು. ಯಾಕಂತ ಹೇಳಿದ್ರೆ ನಾವು ಅರಣ್ಯದಲ್ಲಿ ಒಂದು ನಿಯಮ ಇದೆ, ಸರ್ವೈವಲ್ ಆಫ್ ದಿ ಫಿಟ್ಟೆಸ್ಟ್ ಅಂತ. ಯಾವುದು ಉಳ್ಕೊಳಕ್ಕೆ ತಾಕತ್ ಇರುತ್ತೆ, ಯಾವುದಕ್ಕೆ ಶಕ್ತಿವಂತ ಆಗಿರುತ್ತೆ, ಅವು ಮಾತ್ರ ಅಲ್ಲಿ ಉಳಿಯಕ್ ಸಾಧ್ಯ. ಯಾವುದೇ ಗಾಯಗೊಂಡ ಹುಲಿ ಆ ಕ್ಷೇತ್ರನ ಉಳಿಸೋಕ್ ಸಾಧ್ಯ ಇಲ್ಲ ಅಂತ ಆದ್ರೆ ಆ ಕ್ಷೇತ್ರನ ಇನ್ನೊಂದು ಇದಕ್ಕಿಂತ ಶಕ್ತಿವಂತ ಆದ ಹುಲಿಗಳಿಗೆ ಬಿಟ್ಟು ಆಚೆ ಬರ್ಬೇಕು. ಅಂತ ಟೈಮಲ್ಲೂ ಸಹ ಹುಲಿಗಳು ಆಚೆ ಬರ್ತವೆ. ಇಂತ ಒಂದು ಪ್ರಮುಖ ಕಾರಣಗಳಿಂದ ನಾವು ಹುಲಿಗಳನ್ನ ಈಗ ಆಚೆ ನೋಡ್ತಾ ಇದೀವಿ.
1: ಸರ್, ಈಗ ತಾವು ಹೇಳಿದಂಗೆನೆ, ಈಗ ಒಂದು ವೇಳೆ ಹುಲಿ ಕಾಡಿನಿಂದ ಹೊರಗಡೆ ಬಂತು, ಈ ಒಂದು ಸಂದರ್ಭದಲ್ಲಿ ಹುಲಿ ಕಂಡಾಗ ಭಯ ಪಡುವುದಕ್ಕಿಂತ ಮುಂಚೆ ಸರಿಯಾದ ಒಂದು ಮುನ್ನೆಚ್ಚರಿಕೆಯನ್ನ ಹೇಗೆ ವಹಿಸಬೇಕು, ಜೊತೆಗೆ ಈ ಒಂದು ಹುಲಿ ಚಲನವಲನದ ಪ್ರದೇಶದಲ್ಲಿ ಯಾವ ಒಂದು ಮುನ್ನೆಚ್ಚರಿಕೆಯನ್ನ ತೆಗೆದುಕೊಳ್ಬೇಕಾಗುತ್ತೆ ಸರ್?
0: ಭಯ ಪಡೋದ್ರಿಂದ ಈಗ ಹುಲಿ ಒಂದು ಕಾರಣ ಇರಬಹುದು, ಯಾವ್ದೇ ಬೇರೆ ಕಾರಣ ತಗೊಂಡ್ರು ನಾವು ಭಯ ಪಟ್ಟು ಏನಾಗುತ್ತೆ, ನಾವು ಮಾಡೋ ಕೆಲಸ ಆಗೋದೇ ಇಲ್ಲ.
1: ಹೌದು,
0: ಎಲ್ಲರಿಗೂ ಗೊತ್ತಿರೋ ವಿಚಾರ ಅದು. ಭಯ ಪಡೋದ್ರಿಂದ ನಾವು ಕೆಲಸ ಮಾಡೋದೇ ಸರಿ ದಿಕ್ಕಿನಲ್ಲಿ ಹೋಗಲ್ಲ. ನಾವು ಮಾಮೂಲಿ ಕೆಲಸಗಳಲ್ಲೇ ಆಗ್ಲಿ ಅಥವಾ ದಿನನಿತ್ಯದ ಕೆಲಸಗಳಲ್ಲೇ ಆಗ್ಲಿ ಭಯ ಪಡೋದ್ರಿಂದ ಕೆಲಸನೇ ಆಗಿರಲಿಲ್ಲ. ಹಾಗಾಗಿ ನಾವು ನಮ್ಮ ಸುರಕ್ಷತೆ ದೃಷ್ಟಿಯಿಂದ ಯೋಚನೆ ಮಾಡಬೇಕಾಗತ್ತೆ. ಅವಾಗ ನಮ್ಮ ತೊಂದರೆಗಳನ್ನ ತಪ್ಪಿಸ್ಕೊಳ್ಬಹುದು. ಏನು ಹುಲಿ ಓಡಾಟ ಇರೋ ಜಾಗಗಳಿಗೆ ಜನರು ಏನ್ ಮಾಡ್ತಾರೆ, ಜಮೀನ್ ಹೋಗ ಜನ ನಾವು ಗೊತ್ತಿದೆ ಎಲ್ಲರಿಗೂ, ನಮ್ಮ ಹಳ್ಳಿಗಳ ಜನಗಳಿಗೆ ಎಲ್ಲರೂ ಮಾಡಂತದ್ದೆ. ಬೆಳಿಗ್ಗೆ ಎದ್ದ ತಕ್ಷಣ 5:30-6 ಗಂಟೆಗೆ ಜಮೀನ್ ಹೋಗ್ತಾರೆ, ಅಥವಾ ಕೆಲಸ ಮುಗಿಸಿ ಸಂಜೆ ಕತ್ಲೆ ಆದ್ಮೇಲೆ ಅಲ್ಲಿಂದ ವಾಪಸ್ ಬರ್ತಾರೆ. ಸ್ವಲ್ಪ ಅದನ್ನ ನಾವು ತಡೆಯೋದು ಒಳ್ಳೇದು ಅಂತ, ಯಾಕಂದ್ರೆ ತೀರಾ ಬೆಳಿಗ್ಗೆ ಅಥವಾ ಕತ್ಲೆ ಆದ ನಂತರ ಅಲ್ಲಿ ಹುಲಿ ಓಡಾಡೋ ಜಾಗದಲ್ಲಿ ನಾವು ಓಡಾಡಿದ್ರೆ ಸ್ವಲ್ಪ ಅಪಾಯ ಜಾಸ್ತಿ. ಹಾಗಾಗಿ ಸ್ವಲ್ಪ ಬಿಸಿಲು ಆದ್ಮೇಲೆ ಅಥವಾ 8-9 ಗಂಟೆ ನಂತರ ಅಥವಾ ಸಂಜೆ ವಾಪಸ್ ಬರ್ಬೇಕಾದ್ರೆ 5 ಗಂಟೆಗೆ ವಾಪಸ್ ಬರೋ ತರ ಮಾಡ್ಕೊಂಡ್ರೆ ನಾವು ಸೇಫ್ ಆಗಿರ್ತೀವಿ. ಮತ್ತೆ ಏನು ಬೆಳೆ ಕಾಯಕ್ ಹೋಗ್ಲೇಬೇಕು, ನಾವು ಬೆಳೆ ರಕ್ಷಣೆ ಮಾಡ್ಕೊಳ್ಲೇಬೇಕು ಅಂತ ಕೆಲವರು ಬೆಳೆ ಕಾಯ್ತಾರೆ, ನೈಟ್ ಎಲ್ಲ ಕಾಯ್ತಾರೆ. ನಾನು ನೋಡಿದೀನಿ ಬೆಳಿಗ್ಗೆ ಪಾಪ ಕಷ್ಟಪಟ್ಟು ಬೆಳೆ ಉಳಿಸ್ಕೊಳ್ಬೇಕು ಅಂತ ಹೇಳಿ ಬೆಳಿಗ್ಗೆ 4-5 ಗಂಟೆವರೆಗೂ ಜಮೀನಲ್ಲಿ ಎಚ್ಚರಾಗಿದ್ದು ಹಂದಿಗಳು ಆನೆ ಬರ್ದಿರಂಗ್ ನೋಡ್ಕೋತಾರೆ. ಅಂತೇವ್ರು ಏನ್ ಮಾಡ್ಬೇಕು ಅಂತ ಹೇಳಿದ್ರೆ, ತಾವು ಉಳ್ಕೊಳ್ಳೋ ಜಾಗದಲ್ಲಿ ಸ್ವಲ್ಪ ಬೆಳಕ್ ಮಾಡ್ಕೋಬೇಕು, ಲೈಟ್ ಹಾಕೊಳ್ಳೋದಲ್ಲ ಆಗ್ಲಿ ಅಥವಾ ಬೆಂಕಿ ಹಾಕೊಳ್ಳೋದಾಗ್ಲಿ ಅದ್ ಮಾಡ್ಬೇಕು. ಜಮೀನ್ಗೆ ಹೋಗ್ಬೇಕಾದ್ರೆ ನೈಟ್ ನಾವು ಊಟ ಮಾಡ್ಕೊಂಡು ಹೋಗ್ತೀವಿ ಸರ್ ಜಮೀನ್ಗೆ, ಹೆಂಗ್ ಸರ್ ಹೋಗೋದು, ಅದು ಬೆಳಿಗ್ಗೆ ನಾವು 5 ಗಂಟೆಗೆ ಹೋಗಿ ಅಂತ ಹೇಳ್ತೀರಾ ಸಂಜೆ 5 ಗಂಟೆಗೆ ಹೋದ್ರೆ ನಾವು ಊಟ ಮಾಡ್ಕೊಂಡು ಹೋಗಕ್ಕಾಗತ್ತೆ ಅಂತ ಪ್ರಶ್ನೆ ಬರ್ಬಹುದು. ಅಂತ ಟೈಮಲ್ಲಿ ಯಾರು ಒಬ್ಬರೇ ಹೋಗ್ಬೇಡಿ ದಯವಿಟ್ಟು, ಸ್ವಲ್ಪ ಜನ ಒಂದು 5-6 ಜನ ಜೊತೆಲಿ ಹೋಗಿ, ಹೋಗ್ಬೇಕಾದ್ರೆ ಮಾತಾಡ್ಕೊಂಡು ಹೋಗಿ ಅಥವಾ ಮೊಬೈಲ್ ಅಲ್ಲಿ ಹಾಡ್ ಹಾಕೊಂಡು ಹೋಗಿ. ಆತರ ಮಾಡಿದಾಗ ಏನಾಗುತ್ತೆ, ಹುಲಿಗಳಿಗೆ ಅಥವಾ ಬೇರೆ ಪ್ರಾಣಿಗಳಿಗೆ ಜನ ಜಾಸ್ತಿ ಇದಾರೆ ಅಂತ ಹೇಳಿ ಒಂಥರ ಏನೋ ಒಂದು ಶಬ್ದ ಬರ್ತಾ ಇದೆ, ಆ ಕಡೆ ಹೋಗೋದು ನಾವು ಸರಿಯಲ್ಲ ಅಂತ ಹೇಳಿ ಅವು ದೂರ ಹೋಗೋ ಸಾಧ್ಯತೆ ಇರ್ತದೆ.
1: ಹೌದು ಸರಿ, ಇದ್ರ ಜೊತೆಗೆ ತಾವು ಹೇಳಿದಂಗೆ ಈಗ ಒಬ್ಬರೇ ಕಾಡ ಹತ್ರ ಹೋಗೋದು ಅಥವಾ ಅರಣ್ಯದಂಚಿಗೆ ಹೋಗೋದ್ರಿಂದ ಏನೇನ್ ಸಮಸ್ಯೆ ಆಗುತ್ತೆ ಅನ್ನೋದ್ರ ಬಗ್ಗೆ ಕೂಡ ಹೇಳಿದ್ರು. ಇದ್ರ ಜೊತೆಗೆ ಈಗ ಜಾನುವಾರುಗಳನ್ನ ಮೇಯಿಸಲು ಅಥವಾ ಆ ಜಾನುವಾರುಗಳನ್ನ ಕರ್ತ್ಕೊಂಡು ಹೋಗ್ಬೇಕಾದಂತಹ ಸಂದರ್ಭದಲ್ಲಿ ಏನೇನು ಒಂದು ಸುರಕ್ಷತಾ ಕ್ರಮಗಳನ್ನ ಕೈಗೊಳ್ಬೇಕಾಗತ್ತೆ ಸರ್?
0: ಸರ್, ನಾನು ನೋಡಿದಾಗ ಈಗ ನಾನು ಅರಣ್ಯ ಸಂರಕ್ಷಣೆ ವಿಚಾರಕ್ಕೆ ಬಂದು ಸುಮಾರು 25-26 ವರ್ಷ ಆಯ್ತು. ಅಲ್ಲಿಂದ ತುಂಬಾ ಜನಕ್ಕೆ ಜೊತೆ ಮಾತಾಡ್ತೀನಿ ನಾನು, ಇಡೀ ಬಂಡೀಪುರ ಅರಣ್ಯದಂಚಿನಲ್ಲಿ ಇಷ್ಟು ಗ್ರಾಮಗಳಿದೆ, ಅಷ್ಟು ಗ್ರಾಮಗಳಿಗೂ ಭೇಟಿ ಕೊಡ್ತೀನಿ ನಾನು. ಅವಾಗ ಏನಾಗುತ್ತೆ, ತುಂಬಾ

0: ಜನ ನಮ್ಮ ಇದೆಲ್ಲ ಆನೆ ಕಂದಕ ಇದೆಯಲ್ಲ, ಆನೆ ಕಂದಕ ಪಕ್ಕದಲ್ಲೇ ದನ ಮೇಯಿಸ್ತಾ ಇರ್ತಾರೆ. ಅದು ಒಳ್ಳೇದಲ್ಲ, ಯಾಕಂದ್ರೆ ಆ ಹಂಚಿಗೆ ತುಂಬಾ ಜನ ಕಡಿಮೆ ಹೋಗೋದು. ನಾವು ದನ ಮೇಯಿಸಕ್ ಹೋದಾಗ ಏನಾಗುತ್ತೆ, ಅವಾಗಲೇ ಹೇಳ್ದಂಗೆ ಬೇರೆ ಬೇರೆ ಕಾರಣಗಳಿಂದ ಹುಲಿ ಆಚೆ ಬಂದಿರಬಹುದು. ಆ ಸಂದರ್ಭಗಳಲ್ಲಿ ನಮ್ಮ ಜಾನುವಾರುಗಳ ಮೇಲೆ ಅಥವಾ ನಮ್ಮ ಮೇಲೆ ದಾಳಿ ಆಗೋ ಸಾಧ್ಯತೆ ಇರುತ್ತೆ. ಹಾಗಾಗಿ ಕಾಡಂಚಿನ ಆದಷ್ಟು ಕಾಡಂಚಿನಲ್ಲಿ ದನ ಮೇಯಿಸಕ್ಕೆ ಅಥವಾ ನಮ್ಮ ಜಾನುವಾರುಗಳನ್ನು ಮೇಯಿಸಕ್ ಹೋಗ್ಬೇಡಿ ದಯವಿಟ್ಟು. ಬೇರೆ ಜಾಗನೇ ಇಲ್ಲ, ನಾವು ಕಾಡಂಚಿನೇ ಮೇಯಿಸ್ಬೇಕು, ಬೇರೆ ನಮ್ಮ ಜಮೀನುಗಳಿಗೆ ಬಿಟ್ರೆ ಜನ ನಮ್ಮ ಜಮೀನು ಬಿಡ್ಬೇಡಿ ಅಂತ ಬೈತಾರೆ. ಅಂತ ಸಂದರ್ಭದಲ್ಲಿ ಹೋಗಿ ಜಾನುವಾರುಗಳನ್ನ ಬಿಟ್ಟು ನೀವು ಸುರಕ್ಷಿತವಾಗಿ ಜಾಗದಲ್ಲಿ ಕೂತ್ಕೊಳ್ಳಿ. ನೆರಳಿದೆ ಅಂತೇಳಿ ಪೊದೆಯೊಳಗೆ ಕೂತ್ಕೊಳ್ಳೋದು, ಯಾವ್ದೋ ಮರ ಕೆಳಗಡೆ ಕೆಳಗೆ ಕೂತ್ಕೊಳ್ಳೋದು, ಆತರ ಮಾಡಿದ್ರೆ ಏನಾಗುತ್ತೆ, ನಮ್ಮ ಹುಲಿ ಯಾವ್ದಾದ್ರು ಈಚೆ ಬಂದಿದ್ರೆ ಅದೇನಾಗುತ್ತೆ, ನಮ್ಮ ಮನುಷ್ಯ ಅಂತ ಗುರುತಿಡಿಯಲ್ಲ, ಯಾವ್ದೋ ಪ್ರಾಣಿ ಇದೆ ಅಂತ ಗೊತ್ತಾಗುತ್ತೆ ಅಷ್ಟೇ. ಅದಕ್ಕೆ ನಮ್ಮ ಮೇಲೆ ಬೈ ಮೇಲೆ ಬೀಳ್ಬಹುದು.
1: ಖಂಡಿತ.
0: ಇನ್ನೊಂದು ವಿಚಾರ ಮುಖ್ಯವಾಗಿ ನಮ್ಮ ರೈತರು ಮಾಡ್ತಾ ಇರೋದು, ತುಂಬಾ ಕಡೆ ಕೇಳಿದೀನಿ ನಾನು, ಅವರ ಹಸು ಕರು ಅಥವಾ ಆಡು ಕುರಿ ನೀಡಿದಾಗ ಬಿಡಿಸಕ್ ಹೋಗ್ತಾರೆ. ದಯವಿಟ್ಟು ಎಲ್ಲರಿಗೂ ರಿಕ್ವೆಸ್ಟ್ ಮಾಡ್ತೀನಿ, ದಯವಿಟ್ಟು ಬಿಡಿಸಕ್ ಹೋಗ್ಬೇಡಿ. ಬಿಡಿಸಕ್ ಹೋದಾಗ ಅದು ಜಾನುವಾರನ್ನ ಅಥವಾ ಆಹಾರ ಅಂತ ತಗೊಳಕ್ಕೆ ಬರ್ತದು. ನಮ್ಮ ಜಾನುವಾರು, ನಾವು ಅದ್ರ ಮೇಲೆ ಡಿಪೆಂಡ್ ಆಗಿದ್ವಿ, ಅದನ್ನ ಹಾಲು ಮಾರ್ಕೊಂಡು ನಾವು ಬದುಕ್ತಾ ಇದೀವಿ ಅಂತ ಅದಕ್ಕೆ ಗೊತ್ತಿಲ್ಲ. ಅದನ್ನ ಹಿಡಿದಾಗ ಅದಕ್ಕೆ ಅದರ ಆಹಾರನ ಕಿತ್ಕೊಳಕ್ ಬರ್ತಾ ಇದಾರೆ ಅಂತ ಹೇಳಿ ನಮ್ಮ ಮೈ ಮೇಲೆ ಬಿಡೋ ಸಾಧ್ಯತೆ ಇಲ್ಲ. ಹಾಗಾಗಿ ಜಾನುವಾರುಗಳನ್ನ ಹಿಡಿದಾಗ ಏನೋ ಒಂದಷ್ಟು ಪರಿಹಾರ ಬರ್ಬೋದು, ಅದಕ್ಕೆ ಅದ್ರ ಬೆಲೆ ನಿಮ್ಗೆ ಸಿಗದೇ ಇರ್ಬೋದು. ಆದ್ರೆ ದಯವಿಟ್ಟು ಬಿಡಿಸಕ್ ಹೋಗ್ಬೇಡಿ, ಬಿಡಿಸೋದ್ರಿಂದ ನಮ್ಮ ಜೀವಕ್ಕೆ ಅಪಾಯ ನಾವೇ ಮಾಡ್ತೀವಿ. ಹಾಗಾಗಿ ದಯವಿಟ್ಟು ಜಾನುವಾರುಗಳನ್ನ ಬಿಡಿಸಕ್ ಹೋಗ್ಬೇಡಿ, ಅದನ್ನ ಅರಣ್ಯ ಇಲಾಖೆ ತಿಳಿಸಿ ಪರಿಹಾರ ತಗೊಳ್ಳಿ. ಅಷ್ಟು ದಯವಿಟ್ಟು ಮಾಡೋದು ಒಳ್ಳೆಯದು ಸರ್.
1: ಸರ್, ಈಗ ತಾವು ಮಾತನಾಡ್ತಾ ಕೂಡ ಹೇಳ್ತಾ ಇದ್ರಿ ಈಗ ಹುಲಿ ಕಂಡಾಗ ಬಹಳ ಮುಂಜಾಗ್ರತೆ ವಹಿಸ್ಬೇಕು ಅಂತ. ಈಗ ಒಂದು ವೇಳೆ ಹುಲಿ ಕಾಣಿಸ್ಕೊಂಡ್ರೆ ಏನ್ ಮಾಡ್ಬೇಕು, ಜೊತೆಗೆ ಏನ್ ಮಾಡಬಾರ್ದು ಸರ್?
0: ಹುಲಿ ಇದೆ ಅಂತ ಗೊತ್ತಾದ್ಮೇಲೆ ಇಮ್ಮಿಡಿಯೇಟ್ ಅರಣ್ಯ ಇಲಾಖೆಗೆ ಮಾಹಿತಿ ತಿಳಿಸಿ, ಇಮ್ಮಿಡಿಯೇಟ್ ಫೋನ್ ಮಾಡಿ, ಒಂದು ಫೋನ್ ಮಾಡಿ, ಇಂಥ ಜಾಗದಲ್ಲಿ ಇದೆ ಸರ್, ನಾನು ನೋಡಿದೀನಿ ಅಂತ ಹೇಳಿ ವಿಚಾರ ತಿಳಿಸಿ. ಎಲ್ಲಿ ಯಾವಾಗ ತಿಳಿಸ್ಬೇಕು ಅಲ್ಲಿ ಮುಂದೆ ತಿಳಿಸ್ಬೇಡಿ ದಯವಿಟ್ಟು. ನೀವು ಸುರಕ್ಷಿತವಾಗಿ ಜಾಗಕ್ಕೆ ಬನ್ನಿ, ಹುಲಿ ಯಾರು ನೋಡಿದಿರಾ ಅವರು ನೀವು ನಿಮ್ಮ ಸುರಕ್ಷತೆಯನ್ನು ಕಾಪಾಡ್ಕೊಳ್ಳಿ ಫಸ್ಟ್. ಸುರಕ್ಷಿತವಾಗಿ ಜಾಗಕ್ಕೆ ಬಂದು ಆಮೇಲೆ ಅರಣ್ಯ ಇಲಾಖೆಗೆ ಫೋನ್ ಮಾಡಿ. ಫೋನ್ ಮಾಡಿ ಮತ್ತೆ ಎರಡನೇದು ನಿಮ್ಮ ಊರಿನ ಜನಗಳಿಗೆ ವಿಚಾರ ತಿಳಿಸಿ, ಆ ಭಾಗಕ್ಕೆ ನೀವು ಹೋಗ್ಬೇಡಿ ಅಥವಾ ಈಗಾಗಲೇ ಹೋಗಿರೋರು ವಾಪಸ್ ಬನ್ನಿ ಅಂತ. ಇನ್ನೂ ಒಂದು ಮುಂದೆ ಒಂದೇ ಜ ಮುಂದೆ ಹೋದ್ರೆ ಅಲ್ಲಿ ಇದಿರ್ತಾರೆ, ಏನೋ ಸಾರ್ ಅವ್ರು ಇರ್ತಾರೆ, ಟಮಟಮೋಡಿ ಇರ್ತಾರೆ, ಎಲ್ಲಾ ಪ್ರತಿ ಹಳ್ಳಿನಲ್ಲೂ ಇರ್ತಾರೆ, ಪಂಚಾಯತಿಯಿಂದ ಇರ್ಬೋದು ಅಥವಾ ಹಳ್ಳಿನಲ್ಲಿ ಅವರ ಏನಾದ್ರೂ ಇದಿದ್ರೆ ಸಾರು ಅಂತ ಒಂದ್ ಒಬ್ರು ಜನ ಇಟ್ಕೊಂಡಿರ್ತಾರೆ ಅವ್ರು ತಮಟೆ ಹೊಡ್ಕೊಂಡು. ಅವ್ರಿಗೆ ಒಂದ್ ಮಾತು ಹೇಳಿ ಊರಲ್ಲಿ ಸಾರಿಸಿದ್ರೆ ಒಳ್ಳೇದು, ಯಾರು ಆ ಕಡೆ ಹೋಗ್ಬಾರ್ದು ಅಂತ ಹೇಳಿ ವಿಚಾರನ ಇಡೀ ಊರಿಗೆ ತಿಳಿಸಿದ್ರೆ ಒಂದಷ್ಟು ಜನ ಸೇಫ್ ಆಗ್ಬಹುದು. ಮತ್ತೆ ಏನ್ ಮಾಡ್ಬಾರ್ದು ಅಂತ ಹೇಳಿದ್ರೆ, ಹುಲಿ ನಾವು ನೋಡಿದಾಗ ಮುಖ್ಯವಾಗಿ ನೋಡಕ್ ಹೋಗ್ಲೇಬಾರ್ದು, ನೋಡಿದಾಗ ನೋಡಕ್ ಹೋಗ್ಲೇಬಾರ್ದು, ವಿಚಾರ ತಿಳಿಸ್ಮೇಲೆ ಆ ಕಡೆ ಹೋಗದೆ ಇರೋದೇ ಒಳ್ಳೇದು. ಕೆಲವರು ಈಗ ಎಲ್ಲ ನಾವು ಫೋಟೋ ತೆಗಿತೀವಿ, ರೀಲ್ಸ್ ಮಾಡ್ತೀವಿ, ಸೋಷಿಯಲ್ ಮೀಡಿಯಾದಲ್ಲಿ ಹಾಕ್ತಿವಿ ಅಂತ ಹೇಳಿ ಅದನ್ನ ಹುಲಿನ ಹಿಂಬಾಲಿಸ್ಕೊಂಡು ಹೋಗ್ತಾರೆ. ಫೋಟೋ ತೆಗಿಯಕ್ ಮಾತ್ರ ದಯವಿಟ್ಟು ಹೋಗ್ಲೇಬೇಡಿ, ಅದ್ರ ಮುಂದೆ ಗುಂಪು ಕಟ್ಕೊಂಡು ನಿಂತ್ಕೋಬಾರ್ದು, ಗಲಾಟೆ ಮಾಡಬಾರ್ದು, ಆ ಹುಲಿಗೆ ಕಲ್ಲು ಹೊಡೆಯೋದು, ಶಿಳ್ಳೆ ಹಾಕೋದು, ಕೇಕ್ ಹಾಕೋದು, ಗಲಾಟೆ ಮಾಡೋದು ಆತರ ಎಲ್ಲ ದಯವಿಟ್ಟು ಮಾಡ್ಕೊಂಡು ಮಾಡಿದ್ರೆ ಅದಕ್ಕೂ ತೊಂದರೆ ಆಗಿ ನಿಮ್ಮ ಮೈ ಮೇಲೆ ಬೆಳೆಯ ಸಾಧ್ಯತೆ ಬೇಕಾದಷ್ಟು. ಹಾಗಾಗಿ ಹುಲಿ ಕಾಣಿಸ್ಕೊಂಡಾಗ ನಿಮ್ಮ ಸುರಕ್ಷತೆ ಬಹಳ ಮುಖ್ಯ. ಹಾಗಾಗಿ ಸುರಕ್ಷಿತವಾಗಿರಿ, ದೂರದಲ್ಲಿ ಅರಣ್ಯ ಇಲಾಖೆ ತಿಳಿಸಿ, ನೀವು ಮನೆಯಲ್ಲಿರಿ ಆರಾಮಾಗಿ, ಅರಣ್ಯ ಇಲಾಖೆಯವರು ಅವ್ರ ಕೆಲಸ ಅವ್ರು.
1: ಸರಿಗೆ, ಒಂದು ವೇಳೆ ಹುಲಿ ದಾಳಿಯ ಸಾಧ್ಯತೆಯನ್ನ ಸೂಚಿಸ್ತಕ್ಕಂತ ಒಂದು ಗುರುತುಗಳನ್ನ ನಾವು ಹೇಗೆ ಪತ್ತೆ ಹಚ್ಚಬಹುದು ಅಥವಾ ಯಾವ ತರ ಗುರುತಿಸಬಹುದು ಸರ್?
0: ಸರ್, ಕೆಲವರು ಹಳ್ಳಿಯವ್ರು ಫೋನ್ ಮಾಡ್ತಾರೆ, ನನಗೂ ಫೋನ್ ಮಾಡ್ತಾರೆ, ಅರಣ್ಯ ಇಲಾಖೆಯಿಂದ ಕೆಲವು ವಿಚಾರ ತಿಳ್ಕೊಂಡಿದ್ದೀನಿ ಸರ್, ಯಾವ್ದೋ ಹುಲಿನೋ ಚಿರತೆನೋ ನಡ್ಕೊಂಡು ಹೋಗಿದೆ ಸರ್ ಇಲ್ಲಿ ನಮ್ಮ ಜಮೀನಲ್ಲಿ. ನಾವು ಹೋಗಿ ನೋಡಿದಾಗ ಅದು ರಾತ್ರಿನೋ ಅಥವಾ ಯಾವಾಗ್ಲೋ ನಡೆದಿರೋ ಗುರುತಿರ್ತದೆ, ಅವಾಗ ಅದ್ರ ಸುತ್ತಮುತ್ತ ಇರಬಹುದು. ನಾವು ಇದೆ ಅಂತ ಖಂಡಿತವಾಗಿ 100% ಇಲ್ಲಿದೆ ಅಂತ ಹೇಳಲಿಲ್ಲ, ಆ ಜಮೀನ್ ಮೂಲಕ ಎಲ್ಲೋ ಬೇರೆ ಕಡೆ ಹೋಗಿರ್ಬಹುದು ಅಥವಾ ಅದು ಉಳ್ಕೊಳ್ಳೋ ತರ ಜಾಗ ಇದ್ರೆ, ತುಂಬಾ ಪೊದೆಗಳು ಬೆಳ್ಕೊಂಡು ಅದಕ್ಕೆ ಆಹಾರ ಸಿಗುವಂತ ಜಾಗ ಆದ್ರೆ ಉಳಿದಿರಬಹುದು. ಅಂತ ಸಂದರ್ಭದಲ್ಲಿ ನಾವು ಅದನ್ನ ಗ್ಯಾರಂಟಿ ಮಾಡ್ಕೊಳ್ಳೋವರೆಗೆ, ಹುಲಿ ಇದೆ ಇಲ್ಲ ಅಂತ ಗ್ಯಾರಂಟಿ ಮಾಡ್ಕೊಳ್ಳೋವರೆಗೆ ಆ ಜಾಗಕ್ಕೆ ಹೋಗ್ಬೇಕು. ಮತ್ತೆ ಇನ್ನೊಂದು ವಿಚಾರ, ಅದು ಬೇಟೆ ಜೊತೆ ಇದ್ದಾಗ, ಕೆಲವರು ನೋಡಿದೀನಿ ಬೇಟೆ ಅದರ ದಾನ ಇಡಿದಾಗ ಬಿಡಿಸಕಂತೂ ಹೋಗ್ಲೇಬೇಡಿ, ಅದು ತೀರಾ ಅಪಾಯ. ಮತ್ತೆ ಹುಲಿ ತನ್ನ ಮರಿಗಳ ಜೊತೆ ಇದ್ದಾಗಲೂ ಸಹ ತುಂಬಾ ಜಾಗೃತವಾಗಿರುತ್ತೆ, ಅದು ಹತ್ತಿರಕ್ಕೆ ಯಾವುದೇ ಪ್ರಾಣಿನಾಗ್ಲಿ ಯಾವುದೇ ಮನುಷ್ಯನಾಗ್ಲಿ ಇನ್ನೊಂದು ಹುಲಿನಾಗ್ಲಿ ಬಿಟ್ಕೊಡೋದಿಲ್ಲ ಅದು. ಹುಲಿ ಆಗಿದ್ರು ಇನ್ನೊಂದು

0: ಒಂದು ಹುಲಿ ತನ್ನ ಮರಿ ಹತ್ರ ಬಂದ್ರೆ ಬಿಟ್ಕೊಡೋದಿಲ್ಲ. ಅಂತ ಸಂದರ್ಭಗಳಲ್ಲಿ ನಮ್ಗೆ ಅಪಾಯ ಜಾಸ್ತಿ. ಹಾಗಾಗಿ ಅಂತ ಗುರುತುಗಳು ಸಿಕ್ಕಿದಾಗ ನಮ್ಗೆ ಇಲ್ಲಿ ಮರಿ ಇದೆ ಅಂತ ಗೊತ್ತಾಗುತ್ತೆ. ಈಗ ನಮ್ಮ ನುಗುನಲ್ಲಿ ಆಯ್ತು,
1: ಹೌದು,
0: ಈ ಹೋದ ವರ್ಷ ನುಗುನಲ್ಲಿ ಏನಾಯ್ತು ಅಂತ ಹೇಳಿದ್ರೆ ಮರಿ ಇತ್ತು, ಅವ್ರು ನೋಡಕ್ ಹೋದ್ರು ಅವ್ರ ಮೇಲೆ ದಾಳಿ ಆಯ್ತು, ಪ್ರಾಣಹಾನಿ ಆಯ್ತು. ಅಂತ ಸಂದರ್ಭದಲ್ಲಿ ದಯವಿಟ್ಟು ಮರಿ ನೋಡ್ತೀವಿ ಏನೋ ಇದೆ ಏನಾದ್ರು ಇರ್ಲಿ, ಈಗ ನಮ್ಮ ಸಂಬಂಧಪಟ್ಟಿದ್ದಲ್ಲ ಅದು. ಹಾಗಾಗಿ ಆ ಕಡೆ ಅಷ್ಟು ಒಂದು ನಮ್ಗೆ ಸೂಚನೆಗಳು ಸಿಕ್ಕಿದಾಗ ಆ ಕಡೆಗೆ ಹೋಗದಿರೋದು ಒಳ್ಳೇದು.
1: ಸರಿ, ಇದ್ರ ಜೊತೆಗೆ ಈಗ ಅರಣ್ಯ ಇಲಾಖೆಯವರು ಕೆಲವೊಂದು ಎಚ್ಚರಿಕೆಗಳು ಮತ್ತು ಸೂಚನೆಗಳನ್ನ ಕೂಡ ನೀಡ್ತಾ ಇರ್ತಾರೆ. ಈ ಒಂದು ಸಂದರ್ಭದಲ್ಲಿ ಹುಲಿ ಇರಬಹುದು ಅಥವಾ ಹಾನಿಗಳಿರ್ಬೋದು, ಅಂದ್ರೆ ಈ ತರ ವನ್ಯಜೀವಿಗಳು ಏನಾದ್ರು ಕಾಡಿನಿಂದ ನಾಡಿನತ್ತ ಬಂದಾಗ ಕೆಲವೊಂದು ಸೂಚನೆಗಳನ್ನ ತಿಳಿಸ್ತಾ ಇರ್ತಾರೆ. ಸೊ ಇವುಗಳನ್ನ ಪಾಲಿಸತಕ್ಕಂತ ಮಹತ್ವ ಇರ್ಬೋದು, ಸಾರ್ವಜನಿಕರು ಮತ್ತು ಸಮುದಾಯದವರು ಹೇಗೆ ಈ ತರ ಒಂದು ಸೂಚನೆಗಳನ್ನ ಪಾಲಿಸಬೇಕು, ಇದರಿಂದ ಆಗ್ತಕ್ಕಂತ ಒಂದು ಪ್ರಮುಖವಾದ ಒಂದು ಕೆಲಸ ಇರ್ಬೋದು ಅಥವಾ ಇದರಿಂದ ಏನೇನು ಅನುಕೂಲ ಆಗುತ್ತೆ ಸರ್?
0: ಅರಣ್ಯ ಇಲಾಖೆಯವರು ಸರ್ಕಾರ ನೇಮಿಸಿರುವಂತ ಅದು ವನ್ಯಜೀವಿಗಳನ್ನ ಸಂರಕ್ಷಣೆಗೋಸ್ಕರ ಕೆಲಸ ಮಾಡುತ್ತೆ. ಹುಲಿ ಬಂದಾಗಿರ್ಬೋದು ಅಥವಾ ಚಿರತೆ ಬಂದಾಗಿರ್ಬೋದು, ಆನೆ ತಮ್ಮ ಜಮೀನಿಗೆ ಬಂದಾಗಿರ್ಬೋದು, ಅವರು ಅದನ್ನ ವಾಪಸ್ಸು ಅರಣ್ಯಕ್ಕೆ ಅಥವಾ ಅದನ್ನ ಹಿಡಿಯುದು ಬೇರೆ ಕಡೆಗೆ ಸಾಗಿಸೋಕೆ ಅವ್ರು
2: ಮಾಡ್ತಾರೆ.
1: ಹೌದು,
0: ಏನಾಗುತ್ತೆ ಅಂತ ಹೇಳಿದ್ರೆ ಅವರು ಅರಣ್ಯ ಇಲಾಖೆಯವರು ಸೂಚನೆ ಕೊಡುವಂತದ್ದು ಸಾರ್ವಜನಿಕರಿಗೆ ತೊಂದರೆ ಆಗದೆ ಇರಲಿ ಅಂತ ಒಂದು ಮುಖ್ಯ ಉದ್ದೇಶ. ಈ ಅರಣ್ಯ ಇಲಾಖೆಯಲ್ಲಿ ಇದಾರೆ, ಅವಾಗೇನೋ ಅಪಾಯ ಆಗುತ್ತೆ, ಅವ್ರಿಗೂ ಅಪಾಯ ಆಗಿದ್ದಿದೆ, ನಾವು ಉದಾಹರಣೆ ನೋಡ್ಬೋದು. ಅವ್ರಿಗೆ ಸರ್ಕಾರದಿಂದ ಅವ್ರಿಗೆ ಅದಕ್ಕೆಲ್ಲ ಟ್ರೀಟ್ಮೆಂಟ್ ಇರ್ಬೋದು ಅಥವಾ ಪರಿಹಾರ ಇರ್ಬೋದು ಏನೋ ಒಂದು ಬರುತ್ತೆ, ಅವ್ರ ಕರ್ತವ್ಯ ಕೂಡ ಅದು. ಆದ್ರೆ ಸಾರ್ವಜನಿಕರಿಗೆ ಅದ್ ನಾವೇನ್ ಮಾಡ್ಬೇಕು, ನಮ್ ಸುರಕ್ಷತೆ ನೋಡ್ಬೇಕಷ್ಟೇ. ಹಾಗಾಗಿ ಅವರ ಸೂಚನೆಗಳನ್ನ ಪಾಲಿಸೋದು ನಮ್ಗೆ ತೊಂದರೆ ಆಗಲಿ ಅನ್ನೋ ಉದ್ದೇಶಕ್ಕೋಸ್ಕರ ಅವ್ರು ಏನು ಹೇಳೋದಿಲ್ಲ. ಸಾರ್ವಜನಿಕರಿಗೆ ತೊಂದರೆ ಆಗದೇ ಇರಲಿ ಅನ್ನೋ ಒಂದೇ ಉದ್ದೇಶದಿಂದಾನೆ ಅವ್ರು
1: ಹೇಳ್ತಾರೆ.
0: ಅದರಿಂದ ನಮ್ಮ ಜೀವಕ್ಕೆ ತೊಂದರೆ ಆಗ್ಬೋದು ಅಥವಾ ನಮ್ಮ ಇಡೀ ನಮ್ಮ ಜೀವನ ಕತ್ಲಲ್ಲಿ ಕಳಿಬೇಕಾಗ್ಬೋದು. ಕೆಲವು ಉದಾಹರಣೆ ಹೋದ ವರ್ಷನೇ ಆಯ್ತು, ಆ ತರ ಆಗದೆ ಇರಲಿ ಅನ್ನೋ ಅಂತ ಉದ್ದೇಶದಿಂದ ಹೇಳ್ತಾರೆ. ಅದಕ್ಕೆ ಅರಣ್ಯ ಇಲಾಖೆ ಸೂಚನೆಗಳನ್ನ ಪಾಲಿಸೋದು, ಕಟ್ಟಿಟ್ಟಾಗಿ ಪಾಲಿಸೋದು ಒಳ್ಳೆ.
1: ಸರಿ, ಇದ್ರ ಜೊತೆಗೆ ಈಗ ನಾವು ವನ್ಯಜೀವಿ ಮತ್ತು ಮಾನವ ಸಂಘರ್ಷಕ್ಕೆ ಸಂಬಂಧಪಟ್ಟಂತೆ ಈಗ ಪ್ರಮುಖವಾಗಿ ಕುಟುಂಬದವರು ಕೂಡ ಕೆಲವೊಂದು ಸುರಕ್ಷತೆ ಕ್ರಮಗಳನ್ನು ಕೈಗೊಳ್ಬೇಕಾಗ್ತದೆ, ಅದರಲ್ಲೂ ಪ್ರಮುಖವಾಗಿ ಮಕ್ಕಳು ಮತ್ತು ಒಂದು ವೃದ್ಧರ ಸುರಕ್ಷತೆಗಾಗಿ ಈ ಒಂದು ಕುಟುಂಬದವರು ತೆಗೆದುಕೊಳ್ಬೇಕಾದಂತಹ ಒಂದು ಪ್ರಮುಖ ಕ್ರಮಗಳ ಬಗ್ಗೆ ತಾವು ತಿಳಿಸಬಹುದು ಸರ್?
0: ಖಂಡಿತ ಸರ್, ಖಂಡಿತ. ಒಳ್ಳೆ ಪ್ರಶ್ನೆ ಕೇಳಿದ್ರಿ ನೀವು. ನಾನು ಸುಮಾರು ಸಲ ಕಾಡಂಚಿನಲ್ಲಿ ಓಡಾಡಬೇಕಾದ್ರೆ ಸಣ್ಣ ಸಣ್ಣ ಮಕ್ಕಳ ಓಡಾಡ್ತಿರ್ತೇವೆ.
1: ಹೌದು,
0: ಮುಖ್ಯವಾಗಿ ರಜೆ ಟೈಮಲ್ಲಿ, ದಸರಾ ರಜೆ ಇರ್ಬೋದು, ಬೇಸಿಗೆ ರಜೆ ಇರ್ಬೋದು, ಅಂತ ಟೈಮಲ್ಲಿ ಮಕ್ಕಳೆಲ್ಲ ಓಡಾಡ್ತಿರ್ತವೆ. ನಾನು ಕೇಳೋದು, ಎಲ್ಲಪ್ಪ ಹೋಗ್ತಿದ್ಯಾ, ನಮ್ ಜಮೀನಿಗೆ ಹೋಗ್ತಾ ಇದ್ರಿ? ಒಬ್ಬನೇ ಸಣ್ಣ ಮಗು, ಏನು ಒಂದು 5 ವರ್ಷ 5ನೇ ಕ್ಲಾಸ್ ಇರ್ಬೋದು, 10ನೇ ಕ್ಲಾಸ್ ಇರ್ಬೋದು ಅಷ್ಟೇ. ಅವಾಗ ಹೇಳಿದ್ರು, ಒಬ್ಬನೇ ಓಡಾಡಪ್ಪ ನೀನು, ಈ ತರ ತೊಂದರೆ ಆಗಿರೋದು ಇಲ್ಲಿ ಮನೆ ಜೊತೆ ಓಡಾಡು ಅಂತ ಹೇಳಿ ಕಳಿಸಿದ್ರು. ಹಾಗಾಗಿ ಮಕ್ಕಳು ಮತ್ತೆ ವಯಸ್ಸಾಗಿರೋರು ಕಾಡಂಚಿಗೆ ದನ ಮೇಸಕ್ ಬಿಡ್ಬೇಡಿ.
1: ಹೌದು,
0: ನನ್ ಮೆಸಕ್ಕೆ ಪಾಪ ವಯಸ್ಸಾಗಿರುತ್ತೆ, ಒಂದ್ ಚೇತರಿ ಇಟ್ಕೊಂಡು ಕೂತಿರ್ತಾರೆ ಒಂದ್ ಕಡೆ.
1: ಹೌದು,
0: ಅಂತ ಸಂದರ್ಭದಲ್ಲಿ ಪಾಪ ಅವ್ರಿಗೆ ಏನು ಗೊತ್ತಾಗೋದಿಲ್ಲ, ಕೆಲವ್ರಿಗೆ ಕಣ್ಣೆ ಕಾಡೋದಿಲ್ಲ, ಕೆಲವ್ ಕಿವಿ ಕೇಳೋದಿಲ್ಲ, ಹೂಗೋದ್ರು ಕೇಳೋದಿಲ್ಲ ಅವ್ರಿಗೆ, ಅಂತವ್ರು ದನ ಮೆಸಕ್ ಬರ್ತಾರೆ. ದಯವಿಟ್ಟು ಎಲ್ಲರಲ್ಲೂ ನಾನು ಕೈ ಮುಗಿದು ಕೇಳ್ಕೊತೀನಿ, ಮಕ್ಕಳನ್ನ ಮತ್ತೆ ವೃದ್ಧರನ್ನ ದನ ಬಯಸೋದಕ್ಕೆ ಕಾಡಂಚಿಗೆ ಮಾತ್ರ ಕಳಿಸ್ತೀವಿ. ಮತ್ತೆ ಕತ್ಲೆ ಆದ್ಮೇಲೆ ಮಕ್ಕಳಿಗೆ ಕಳಿಸ್ತಾರೆ, ಅಂಗಡಿಗೆ ಹೋಗಿ ಬಂದ್ಬಿಡು, ಅಲ್ಲೋಗ್ ಬಾ ಇಲ್ಲೋಗ್ ಬಾ ಅಂತ. ಕಾಡಂಚಿನ ಗ್ರಾಮಗಳಲ್ಲಿ ಕತ್ಲೆ ಆದ ನಂತರ ಏನ್ ಪರಿಸ್ಥಿತಿ ಇದೆ ಅಂತ ಹೇಳಿ ನಾವು ಊಹಿಸಕ್ಕೆ ತುಂಬಾ ಕಷ್ಟ. ಯಾವ ಪ್ರಾಣಿ ಎಲ್ಲಿ ಬರುತ್ತೆ, ಯಾವಾಗ ಬರುತ್ತೆ, ಯಾರಿಗೂ ಗೊತ್ತಿಲ್ಲ. ಹಾಗಾಗಿ ಕತ್ಲೆ ಆದ ನಂತರ ಮಕ್ಕಳು, ವಯಸ್ಸಾಗಿರೋರು, ಇವನ್ ವಯಸ್ಸಾಗಿರೋ ಅಂತ ನಾವು ಚೆನ್ನಾಗಿ ವಯಸ್ಸಿದೆ ಸರ್, ನಮ್ಗೆ ಶಕ್ತಿ ಇದೆ ಅಂತೇಳಿ ನಾವು ಓಡಾಡಕ್ಕೆ ಹುಲಿ ಮುಂದೆ ನಾವೇನು ಅಲ್ಲ. ಹಾಗಾಗಿ ಕತ್ಲೆ ಆದ ನಂತರ ಓಡಾಡೋದನ್ನ ಕಡಿಮೆ ಮಾಡಿ, ಇಲ್ಲ ಹೋಗ್ಲೇಬೇಕು ನಾವು. ಎಲ್ಲ ನಮ್ಗೆ ಏನು ಆರೋಗ್ಯ ಸಮಸ್ಯೆ ಆಯ್ತು ಅವಾಗ ಏನ್ ಮಾಡುವ, ಆಸ್ಪತ್ರೆಗೆ ಹೋಗ್ಬೇಕು.
1: ಖಂಡಿತ,
0: ಹಾಗೆ ಸುರಕ್ಷಿತವಾಗಿರುವಂತ ವಾಹನಗಳಲ್ಲಿ ನಡ್ಕೊಳ್ಳೋದಂತದ್ದು ಅಥವಾ ಬೈಕ್ ಹೋಗುವಂತದ್ದು ಈಗೆಲ್ಲ ಇದೆ. 108 ಓಡೋದು ಆಂಬುಲೆನ್ಸ್ ಬರುತ್ತದೆ.
1: ಹೌದು,
0: ಆಂಬುಲೆನ್ಸ್ ಅನ್ನ ಒಂದು ಫೋನ್ ಮಾಡಿದ್ರೆ ನಿಮ್ ಮನೆ ಮುಂದೆ ಬರ್ತದೆ ಆಂಬುಲೆನ್ಸ್. ಆಂಬುಲೆನ್ಸ್ ಅಲ್ಲಿ ನಿಮ್ಮ ಆರೋಗ್ಯನ ವಿಚಾರಿಸ್ಕೊಳ್ಳಿ, ಹುಷಾರಾಗಿರಿ, ಆತರ ಹೇಳ್ಬೋದು ಸರ್.
1: ಸರ್, ಈಗ ತಾವು ಮೊದಲೇ ಕೂಡ ಮಾತನಾಡ್ತಾ ಇದ್ರೆ, ಈಗ ಒಂದು ವೇಳೆ ಈಗ ಕಾಡಿನ ಪ್ರಾಣಿಗಳು ಏನಾದರೂ ನಾಡಿನತ್ತ ಬಂದಾಗ ಮೊದಲನೇದಾಗಿ ಈಗ ಹುಲಿ ಇರ್ಬೋದು, ಆನೆ ಇರ್ಬೋದು, ಚಿರತೆಗಳಿರ್ಬೋದು, ಸೊ ಈ ತರದ ಪ್ರಾಣಿಗಳನ್ನ ನಾವು ಕಂಡಾಗ ತಕ್ಷಣ ಯಾರಿಗೆ ಮಾಹಿತಿಯನ್ನ ನೀಡಬೇಕು ಸರ್?
0: ಮೊದಲೇ ಗೊತ್ತಾದ ತಕ್ಷಣ ಅರಣ್ಯ ಇಲಾಖೆಗೆ ವಿಷಯ ತಿಳಿಸಿ, ಒಂದು ಫೋನ್ ಮಾಡೋದು ಸಾಕು. ಅವ್ರು ಸ್ವಲ್ಪ ಏನೋ ಅವ್ರ ಸ್ಟಾಫ್ ಅನ್ನ ಒಂದುಗೂಡಿಸಿ ಬರೋದು ಸ್ವಲ್ಪ ಲೇಟ್.
1: ಹೌದು,
0: ಈಗ ಸ್ಟಾಫ್ ಅವರ ಸಿಬ್ಬಂದಿಗಳು ಒಂದ್ ಕಡೆ ಇರೋದಿಲ್ಲ ಅಥವಾ ಕಾರ್ ಒಳಗಡೆ ಗಸ್ತಿರ್ಬೇಕು, ಎಲ್ಲ ಹೋಗಿರ್ತಾರೆ. ಹುಲಿ ಅಂದ ತಕ್ಷಣ ಒಬ್ಬರೇ ಬಂದು ಅದನ್ನ ನಾವು ನಿಭಾಯಿಸ್

0: ನೀವು ರೇಂಜ್ ಆಫೀಸರ್ಗೆ ಹೇಳಿರ್ತೀರಿ, ರೇಂಜ್ ಆಫೀಸರ್ ಒಬ್ಬ ಬಂದು ನಿಂತ್ಕೊಂಡು ಏನು ಮಾಡಕ್ಕಾಗಲಿಲ್ಲ. ಅದಕ್ಕೆ ಸಿಬ್ಬಂದಿ ಬೇಕೇ ಬೇಕು. ಈಗೆಲ್ಲ ನಮ್ಗೆ ಟೆಕ್ನಾಲಜಿನೂ ಬಳಸ್ತಾ ಇದಾರೆ, ಇಲಾಖೆಯವರು ಡ್ರೋನ್ ಆಗ್ಲಿ, ಡ್ರೋನ್ ಬಳಸ್ತಾರೆ. ಎಲ್ಲಿ ಮತ್ತೆ ಕತ್ಲೆ ಆದ ನಂತರ ಥರ್ಮಲ್ ಡ್ರೋನ್ ಇದೆ, ಥರ್ಮಲ್ ಡ್ರೋನ್ ಅನ್ನು ನೋಡಿದಾಗ ಹುಲಿ ಇರಬೇಕಾಗಿ ಅಥವಾ ಓಡಾಟ ಎಲ್ಲ ಗೊತ್ತಾಗುತ್ತೆ. ಹಾಗಾಗಿ ಮೊದಲನೇದು ಅರಣ್ಯ ಇಲಾಖೆಗೆ ವಿಚಾರ ತಿಳಿಸೋದು ಒಳ್ಳೆಯದು. ಮತ್ತೆ ಆಗ್ಲೇ ಹೇಳದಂಗೆ ಗ್ರಾಮದವರಿಗೆ ಒಂದು ಎಲ್ಲ ವಿಚಾರ ತಿಳಿಸಿ ಟಾಮ್ಟಾಮ್ ಹೊಡಿಸ್ಬಿಟ್ರೆ ಗ್ರಾಮಕ್ಕೆ ಸುರಕ್ಷಿತ ಎಲ್ಲಾ ಜನದ್ದು ಮ್ಯಾಕ್ಸಿಮಮ್ ನಾವು ಕಾಪಾಡಬೇಕು. ಏನೋ ಈಗಿನ ಹುಡುಗರು ಇದಾರೆ, ಅದಕ್ಕೆಲ್ಲ ಸ್ವಲ್ಪ ಫೋಟೋಗೆ ಹುಚ್ಚುಗಳಿದೆ, ಕೆಲವು ಗೀರ್ಗಳಿದೆ, ಅಂತವ್ರನ್ನ ಅವ್ರ ಮನೆಯವರು ಸ್ವಲ್ಪ ಅವಾಯ್ಡ್ ಮಾಡೋದು ಒಳ್ಳೇದು. ಯಾಕಂದ್ರೆ ನಾವು ಹುಲಿ ಅಂದಾಗ ನೋಡ್ಬೇಕು ಅನ್ಸುತ್ತೆ ಎಲ್ಲಾರ್ಗು ಅಷ್ಟೇನೆ, ಎಷ್ಟು ಸಲ ನೋಡಿದ್ರು ಸಾಕು ಅನ್ಸೋದಿಲ್ಲ ಹುಲಿ ನೋಡ್ತಾ ಇದ್ರೆ. ಆದ್ರೆ ಆ ಒಂದು ಮನಸ್ಥಿತಿನಲ್ಲಿ ನಮ್ಮ ಜೀವಕ್ಕೆ ತೊಂದರೆ ಮಾಡ್ಕೊಳ್ಳೋದು ಸರಿ ಅಲ್ಲ. ಹಾಗಾಗಿ ಹುಲಿ ಕಾಣ ತಕ್ಷಣ ನಾವು ಸುರಕ್ಷಿತವಾಗಿ ಇಟ್ಕೊಂಡು ಕೆಲಸ ಮಾಡೋರು ಅರಣ್ಯ ಇಲಾಖೆಯವರು ಅವ್ರಿಗೆ ಒಂದು ಸಹಕಾರ ಕೊಟ್ರೆ ಅವರು ಕೆಲಸ ಅವ್ರು ಮಾಡ್ಕೊತಾರೆ.
1: ಖಂಡಿತ ಸರ್. ಸಾಮಾನ್ಯವಾಗಿ ಕೆಲವೊಂದು ಸಂದರ್ಭದಲ್ಲಿ ಅಥವಾ ಕೆಲವೊಂದು ಸಮಯದಲ್ಲಿ ಈಗ ಈ ಒಂದು ಸಾಮಾಜಿಕ ಜಾಲತಾಣದಲ್ಲಿ ಕೆಲವೊಂದು ವದಂತಿಗಳಿರ್ಬೋದು, ಭಯ ಮತ್ತು ಸೊ ಈ ತರದ ಒಂದು ಮಾಹಿತಿಯನ್ನ ನಾವು ನೋಡ್ತಾ ಇರ್ತೀವಿ. ಸೊ ಇದು ಎಷ್ಟು ಸತ್ಯ ಅಥವಾ ಎಷ್ಟು ಸುಳ್ಳು ಅಂತಕ್ಕಂಥದ್ದನ್ನು ಕೂಡ ಕೆಲವು ಸಂದರ್ಭದಲ್ಲಿ ಜನಗಳು ನಂಬಲ್ಲ. ಸೊ ಅಂತಹ ಒಂದು ಸಂದರ್ಭದಲ್ಲಿ ಈ ತರ ಒಂದು ವದಂತಿ ಅಥವಾ ಭಯ, ಈ ತರ ಒಂದು ಸಾಮಾಜಿಕ ಜಾಲತಾಣದಲ್ಲಿ ಬರ್ತಕ್ಕಂತ ಒಂದು ತಪ್ಪು ಮಾಹಿತಿಗಳಿಂದ ಯಾವ ತರ ನಾವು ದೂರ ಇರ್ಬೋದು, ಹೇಗೆ ಇದ್ರ ಬಗ್ಗೆ ನಾವು ಖಚಿತತೆಯನ್ನ ಪಡ್ಕೊಳ್ಬಹುದು ಸರ್?
0: ಈಗ ಸಾಮಾಜಿಕ ಜಾಲತಾಣ ಈಗ ಸಣ್ಣ ಮಕ್ಕಳು ಬಳಸಂಗ ಆಗ್ತಿದೆ ಸರ್. ಈಗ ಸಣ್ಣ ಮಕ್ಕಳು ಮಾಡೋದು ನಮಗೆ ಗೊತ್ತಿಲ್ಲ ಬಿಡಿ, ಅಷ್ಟೊಂದು ಫಾಸ್ಟ್ ಆಗಿದ್ದಾರೆ ಮಕ್ಳು ಈಗ. ಮತ್ತೆ ಅಷ್ಟೇ ಕೈಗೆಟುಕೋ ತರ ಇದೆ ಆಗ್ಬಿಟ್ಟಿದೆ ಈಗ ಅದು.
1: ಖಂಡಿತ ಸರ್.
0: ಸಾಮಾಜಿಕ ಜಾಲತಾಣ ಅಂದ್ರೆ ಈಗಾಗಿದ್ದು ಇನ್ನೊಂದೆರಡು ಸೆಕೆಂಡ್ ಅಲ್ಲಿ ಎರಡು ನಮ್ ಕೈಗೆ ಸಿಗ್ಬೋದು,
1: ಹೌದು,
0: ಅಷ್ಟು ಫಾಸ್ಟ್ ಆಗುತ್ತೆ. ಆದ್ರೆ ಅದು ನಿಜನ ಸುಳ್ಳ ನಾವು ಯೋಚನೆ ಮಾಡ್ತೇವೆ. ಬಂದಿದ್ದೆಲ್ಲ ನಿಜ, ಕೆಲವು ಫೋಟೋಗಳು ವಿಡಿಯೋಗಳೆಲ್ಲ ಬಂದ್ವು, ಹೆಡಿಯಲ್ಲ ರಸ್ತೆ ಒಳಗಡೆನೆ ಹುಲಿ ಹೋಗ್ತಾರೆ ಅಲ್ವಾ, ಕೆಲ ಎಲ್ಲ ನೋಡಿದ್ದಾರೆ ಅದನ್ನ.
1: ಖಂಡಿತ ಸರ್, ಹೌದು ಹೌದು.
0: ಅದು ಆ ತರ ವಿಚಾರಗಳು ಸುಮಾರು ಜಾತ್ರೆ ಹರಿದಾಡ್ತಾ ಇರ್ತಾರೆ, ಅದು ಖಂಡಿತ ನಿಜ. ಅಂತ ವಿಚಾರಗಳನ್ನ ನಾವು ಯೋಚನೆ ಮಾಡಿ ವಿಚಾರ ತಿಳ್ಕೊಂಡು ನಿಜಾನ ಸುಳ್ಳ ಅಂತ ಹೇಳಿ ಅದ್ರ ಮಾಹಿತಿ ಪಡ್ಕೊಂಡು ನಾವು ಅದಕ್ಕೆ ಸೂಕ್ತ ನಿರ್ಧಾರ ತಗೋದು ಒಳ್ಳೇದು. ಕೆಲವ್ರು ಹೇಳ್ತಾರೆ ಇಲ್ಲ ಇಲ್ಲಿ ಹುಲಿ ಬಂದ್ಬಿಟ್ಟಿತಂತೆ, ಅವ್ರ ಜಮೀನಲ್ಲಿ ಹುಲಿ ಬಂದ್ಬಿಟ್ಟಿದಂತೆ, ಅವನ್ಗೆ ಹೊಡಿತಂತೆ, ಇವನು ಸಾಯಿಸ್ತಂತೆ, ಅಂತೆ ಕಂತೆಗಳ ಮಾತುಗಳನ್ನ ನಂಬೇಡಿ.
1: ಹೌದು,
0: ಆಗಿದ್ರೆ ಆಗಿರ್ತದೆ ಖಂಡಿತ, ಅದು ಅದನ್ನ ಮುಚ್ಚಿಡಕ್ ಸಾಧ್ಯನೇ ಇಲ್ಲ.
1: ಖಂಡಿತ ಸರ್, ಹೌದು.
0: ಯಾವ್ದೋ ಗಾಯ ಆಗಿರೋ ವಿಚಾರಗಳನ್ನ ಮುಚ್ಚಿಡಕ್ ಎಲ್ಲಿ ಸಾಧ್ಯ ಸರ್ ಅಲ್ವಾ. ಹಾಗಾಗಿ ಆದಾಗ ವಿಚಾರ ಗೊತ್ತಾಗತ್ತೆ. ಆದ್ರೆ ವದಂತಿಗಳು ಅಂತೆ ಕಂತೆಗಳಿಗೆ ಕಿವಿಗೊಳ್ಬೇಡಿ, ಯೋಚನೆ ಮಾಡಿ ನಿರ್ಧಾರ ತಗೊಳ್ಳಿ. ಮೊದಲು ನಾವು ಎಷ್ಟು ಸುರಕ್ಷಿತವಾಗಿದ್ದೀವಿ ಮತ್ತೆ ನಮ್ಮ ಜನಗಳನ್ನ ಎಷ್ಟು ಸುರಕ್ಷಿತವಾಗಿ ಕಾಪಾಡ್ತೀವಿ ಆ ಕಡೆ ಗಮನ ಕೊಟ್ಟರೆ ಒಳ್ಳೇದು.
1: ಹೌದು,
0: ಬೇರೆ ಕೆಲಸ ಆದ್ರೂ ಪಡಂತ ಆಗುತ್ತೆ.
1: ಖಂಡಿತ ಸರ್, ಹೌದು.
0: ಅಷ್ಟು ಮಾಡ್ಯಾದು ಸರ್, ದಯವಿಟ್ಟು ಅದಕ್ಕೆ ವದಂತಿಗಳಿಗೆ ಕಿವಿ ಕೊಟ್ಟು ಭಯ ಪಟ್ಟುಕೊಂಡು ಏನೋ ಕೆಲಸ ಮಾಡಕ್ ಹೋಗ್ಬೇಡಿ
1: ಸರ್. ಹಾಗೆ ಈ ಮಾನವನ ಸುರಕ್ಷತೆ ಮತ್ತು ಈ ಒಂದು ವನ್ಯಜೀವಿ ಸಂರಕ್ಷಣೆ ಇವೆರಡನ್ನು ಹೇಗೆ ನಾವು ಸಮತೋಲನವಾಗಿ ಮಾಡಬಹುದು ಅಥವಾ ಯಾವ ತರ ಸಮತೋಲನಗೊಳಿಸಬಹುದು ಸರ್?
0: ಸರ್, ವನ್ಯಜೀವಿ ಸಂರಕ್ಷಣೆ ಅಂತ ಹೇಳಿದ್ರೆ ನಾವು ಮನುಷ್ಯ ಏನಿದ್ದೀವಿ, ವನ್ಯಜೀವಿಗಳು ಮತ್ತೆ ಅರಣ್ಯಗಳ ವಿಚಾರಕ್ಕೆ ನಾವು ಹೋಗದೇ ಇದ್ರೆ, ಅದ್ರ ವಿಚಾರವಾಗಿ ನಾವು ಹಸ್ತಕ್ಷೇಪ ಮಾಡದೇ ಇದ್ರೆ ಸಂರಕ್ಷಣೆ ಅದಾಗಿದೆ, ಅದೇ ಆಗುತ್ತೆ. ನಾವೇನು ಮಾಡ್ಬೇಕಾಗಿಲ್ಲ ಅದಕ್ಕೆ. ವನ್ಯಜೀವಿಗಳಿಗೆ ಅರಣ್ಯಕ್ಕೆ ಅದು ಬದುಕೋದಕ್ಕೆ ಅದಕ್ಕೆ ದಾರಿ ಗೊತ್ತು. ನಾವು ಹೋಗಿ ಅದಕ್ಕೆ ಮರಗಳಿಗೆ ನೀರ್ ಹಾಕ್ಬೇಕಾ ಅಥವಾ ಹುಲಿ ಚಿರತೆಗಳಿಗೆ ಊಟ ಕೊಡ್ಬೇಕಾ, ಏನು ಮಾಡ್ಬೇಕಾಗಿಲ್ಲ. ನಾವು ಅದಕ್ಕೆ ಅದಕ್ಕೆ ಆವಾಸ ಸ್ಥಳಗಳಿಗೆ ಅಥವಾ ಅದಕ್ಕೆ ತೊಂದರೆ ಕೊಡದೆ ಇದ್ರೆ ಅದೇ ಸಂರಕ್ಷಣೆ ಆಗುತ್ತೆ. ಏನು ಮನುಷ್ಯರು ಇಲ್ಲದೆ ಇದ್ರು ಪ್ರಾಣಿಗಳು ಬದುಕೋದು ಗೊತ್ತು.
1: ಹೌದು,
0: ಆದ್ರೆ ಒಂದು ಹುಲಿ ಇಲ್ಲ ಅಂತ ಹೇಳಿದ್ರೆ ನಾವು ಬದುಕೋದು ಕಷ್ಟ.
1: ಖಂಡಿತ.
0: ಹಾಗಾಗಿ ಸಂರಕ್ಷಣೆ ವಿಚಾರದಲ್ಲಿ ಬಂದಾಗ ನಾವು ವನ್ಯಜೀವಿಗಳ ವಿಚಾರಕ್ಕೆ ಮೂಗು ತೋರಿಸೋದೇ ಇರೋದು ಒಳ್ಳೆಯದು. ಮತ್ತೆ ಇನ್ನೊಂದು ತಗೊಂಡ್ರೆ ಮಾನವ ಸುರಕ್ಷತೆನು ಸಹ ಮುಖ್ಯ. ನಾವೇನು ಅದು ವಿಚಾರಕ್ಕೆ ಹೋಗ್ಲಿಲ್ಲ, ನಮ್ಮ ಪಡ ನಾವು ಮನೇಲಿ ಇದೀವಿ, ನಮ್ಮ ಪಡ ನಾವು ಕೆಲಸ ಮಾಡ್ತೀವಿ ಅಂತಂದ್ರೆ ನಮ್ಮ ಸುರಕ್ಷತೆನು ಆಗುತ್ತೆ. ಹಾಗಾಗಿ ಹೋಗಿ ಅಲ್ಲಿ ಏನು ಇದಾಗಿದೆ, ಹುಲಿ ಬಂದು ತೊಂದರೆ ಆಗ್ತದೆ ಅಂತ ಜಾಗ ಹೋಗದೇ ಇದ್ರು ಸುರಕ್ಷಿತವಾಗಿದ್ರೆ ನಮ್ಮ ಸಂರಕ್ಷಣೆ ನಾವೇ ಮಾಡ್ಕೊಳ್ಳೋದು. ಹಾಗಾಗಿ ಎರಡು ಕಡೆ ನಾವು ಬ್ಯಾಲೆನ್ಸ್ ಮಾಡ್ಬೇಕಾಗತ್ತೆ ಸರ್. ನಾವು ವನ್ಯಜೀವಿ ವಿಚಾರದಲ್ಲಿ ಹೋಗದೆ ಇದ್ರೆ ನಮ್ಮ ಕೆಲಸ ನಾವು ನಮ್ಮ ಮನೇಲಿ ಇದ್ರೆ ಎರಡೂ ಸಂರಕ್ಷಣೆ ಆಗುತ್ತೆ.
1: ಸರ್, ಈಗ ತಾವು ಸುಮಾರು 25 ವರ್ಷಗಳಿಂದ ಈ ಒಂದು ವನ್ಯಜೀವಿ ಮತ್ತು ಒಂದು ಅರಣ್ಯ ಸಂರಕ್ಷಣೆಗೆ ಸಂಬಂಧಪಟ್ಟಂತೆ ಸಾಕಷ್ಟು ಅನುಭವವನ್ನು ಹೊಂದಿದ್ದೀರಾ. ತಮ್ಮ ಒಂದು ಅನುಭವದಲ್ಲಿ ನಮ್ಮ ಕೇಳುಗರಿಗೆ ಮತ್ತು ಸಾರ್ವಜನಿಕರಿಗೆ ಹೀಗೆ ಯಾವ ತರವಾಗಿ ಈ ತರ ವನ್ಯಜೀವಿ ಇರ್ಬೋದು ಮತ್ತೆ ಕಾಡಿನ ಒಂದು ಸಂರಕ್ಷಣೆಗೆ ಸಂಬಂಧಪಟ್ಟಂತೆ ತಮ್ಮ ಕಿವಿ ಮಾತು ಏನ್ ಸರ್?
0: ಕಿವಿ ಮಾತು ಅಂತ ಹೇಳಿದ್ರೆ ಸರ್, ಒಂದು

0: ಜ್ಞಾಪಕ ಬರುತ್ತೆ ನನಗೆ.
1: ಹ್ಮ್,
0: ತುಂಬಾ ಹಿಂದೆ ಶ್ರೀ ಪುರಂದರ ದಾಸರು ಒಂದ್ ಮಾತು ಹೇಳಿದ್ದಾರೆ, ಮಾನವ ಜನ್ಮ ದೊಡ್ಡದು, ಇದ ಹಾನಿ ಮಾಡಲೇಬೇಡಿ ಚಪ್ಪಗಳಿರ ಅಂತ. ಮನುಷ್ಯ ಅಂತ ಆಗಿ ಹುಟ್ಟೋದು ಬಹಳ ಬಹಳ ಶ್ರೇಷ್ಠ. ಮನುಷ್ಯ ಜನ್ಮ ನಾವು ಅಷ್ಟು ಸುಲಭವಾಗಿ ಸಿಕ್ಕೋದಿಲ್ಲ ನಮ್ಗೆ.
1: ಹೌದು,
0: ಅದು ಸಿಕ್ಕದಾಗ ನಾವು ಅದಕ್ಕೆ ಏನು ಒಳ್ಳೆ ಕಾರ್ಯ ಮಾಡ್ತೀವಿ ನಮ್ ಕಡೆಯಿಂದ ಅಷ್ಟೇ ನಮ್ ಜೊತೆ ಬರೋದು.
1: ಹೌದು,
0: ನಾವು ಎಲ್ಲ ಏನೇನ ಮಾಡಿ ಏನೋ ಎಲ್ಲರೂ ಮಾಡ್ಬೋದು, ಎಲ್ಲ ಒಂದೇ ತರ ಇರೋದಿಲ್ಲ, ಐದು ಬೇಡ ಒಂದೇ ಸಮಯ ಇರಲ್ಲ ಅಂತ ಹೇಳ್ತಾರ, ಅಥವಾ ಎಲ್ಲರೂ ಒಂದೇ ತರ ಇರೋದಿಲ್ಲ. ಅದಕ್ಕೆ ಇದನ್ನ ನಾವು ಮಾನವ ಹುಲಿ ಸಂಘರ್ಷಕ್ಕೂ ತಾಳೆ ಹಾಕಿ ನೋಡ್ಬೋದು. ಏನು ಹುಲಿ ಬಂದಿದೆ ಅಂತ ಹೇಳಿದ ಹೋಗಿ ಅಲ್ಲಿ ನಮ್ಮ ಜೀವ ಕಳ್ಕೊಳ್ಳೋಕ್ಕಿಂತ ನಾವು ಸುರಕ್ಷಿತವಾಗಿದ್ರೆ ನಮ್ಮಿಂದ ಇಡೀ ಊರ್ನ ಸುರಕ್ಷಿತವಾಗಿ ಇರೋ ಮಾಡಬಹುದು.
1: ಹೌದು,
0: ಹಾಗಾಗಿ ದಯವಿಟ್ಟು ಇದು ಸಂದೇಶ ಅಂತ ಹೇಳ್ತಾ ಇಲ್ಲ, ಸಲಹೆ ಅಂತ ಏನು ಹೇಳ್ತಾ ಇಲ್ಲ, ನೀವು ಇದನ್ನ ತಿಳ್ಕೊಂಡ್ರೆ ಸಾಕು, ನೀವು ಚೆನ್ನಾಗಿರಿ, ನಮ್ಮ ಊರು ಚೆನ್ನಾಗಿರ್ಲಿ, ಜೊತೆನು ಹುಲಿನೂ ಚೆನ್ನಾಗಿರ್ಲಿ, ನಾವು ಸುರಕ್ಷಿತವಾಗಿರ್ಬೋದು, ಹುಲಿ ಸಂರಕ್ಷಣೆನೂ ಆಗುತ್ತೆ. ಅಷ್ಟು ಹೇಳ್ತೀನಿ ಸರ್.
1: ಸರ್, ಈಗ ತಾವು ಮಾತನಾಡ್ತಾ ಕೂಡ ಹೇಳಿದ್ರಿ, ನಾನು ಸಾಕಷ್ಟು ಅರಣ್ಯದೊಳಗಡೆ ಇರ್ಬೋದು, ಈ ವನ್ಯಜೀವಿಗಳ ಜೊತೆ ತುಂಬಾ ಒಡನಾಟ ಅಂತ, ಈಗ ತಮಗೆ ಏನಾದ್ರೂ ಸವಾಲುಗಳು ಈ ತರ ಒಂದು ಸಂದರ್ಭದಲ್ಲಿ ಏನಾದ್ರು ಸವಾಲುಗಳು ಎದುರಾಗಿದೆಯಾ? ಆ ತರ ಸವಾಲುಗಳು ಬಂದಾಗ ತಾವು ಹೇಗೆ ಅದನ್ನ ತಾವು ನಿಭಾಯಿಸಿದಿರಿ ಸರ್?
0: ಸರ್, ಒಂದು ವಿಚಾರ, ಒಂದೇ ಒಂದು ಇನ್ಸಿಡೆಂಟ್ ಹೇಳ್ತೀನಿ, ಅದು ತುಂಬಾ ಆಗಿದೆ. ಆಮೆಗಳಿಂದ ತುಂಬಾ ಸಲ ಕೂದಲೆಡಿನಲ್ಲಿ ನಾನು ಬದುಕುಳಿದು ಬಂದಿದ್ದೀನಿ. ಅದ್ರಲ್ಲಿ ಒಂದು ಪ್ರಕರಣ ನಮ್ಗೆ ಒಂದು ಹೇಳಕ್ ಇಷ್ಟಪಡ್ತೀನಿ ನಾನು, ಅಂದ್ರೆ ಕಾಡು ಒಳಗಡೆ ಆಗಿದ್ದು, ಕಾಡು ಹೊರಗಡೆ ಅಲ್ಲ. ಒಂದ್ಸಲ ಬಂಡೀಪುರ ಕಾಡು ಒಳಗಡೆ ನಾನು ಮತ್ತೆ ಇನ್ನೊಬ್ರು ಫಾರೆಸ್ಟ್ ಪುಟ್ಸ್ವಾಮಿ ಅಂತ, ಅವ್ರು ತಿರೋಬಿಟ್ರಿ ಇಲ್ಲ, ಅವರು ನಾನು ಹೋಗ್ಬೇಕಾದ್ರೆ ಒಂದು ಚಿರತೆ, ಅದ ಬೇಸಿಗೆ ಕಾಲ, ಅಲ್ಲೇ ಎಲೆ ಉದುರಿರುವಂತ ಕಾಲ, ಒಂದು ಮಾವಿನ ಮರದ ಕೆಳಗಡೆ ಚಿರತೆ ಮಲಗಿತ್ತು. ಅಂದ್ರೆ ಎಲೆ ಎಲ್ಲ ಬಿದ್ದು ಹಳದಿ ಬಣ್ಣ ತಿರುಗೋದ್ರಿಂದ ಚಿರತೆ ಮಲಗಿರೋ ಗುರುತು ನಮ್ಗೆ ಕಂಡೇ ಇಲ್ಲ, ಗೊತ್ತಾಗೇ ಇಲ್ಲ, ಅದು ಗೊತ್ತಾಗೋದಿಲ್ಲ ಬಿಡಿ, ಅದು ಯಾರಿಗೂ ಗೊತ್ತಾಗೋದಿಲ್ಲ. ಆತರ ಅದು ಬಣ್ಣನ ಅದಕ್ಕೆ ಹೊಂದಿಸ್ಕೊಂಡಿರ್ತದೆ. ಎಷ್ಟತ್ರ ಹೋಗಿದೀವಿ ಅಂತ ಹೇಳಿದ್ರೆ ಒಂದು 10 ಹೆಜ್ಜೆ ದೂರ ಚಿರತೆ ಮಲಗಿದ ಅಷ್ಟತ್ತಕ್ಕೆ ಹೋಗ್ಬಿಟ್ಟಿದ್ವಿ ನಾವು. ಒಂದೇ ಸಲ ಚಿರತೆ ಬಂದ್ಬಿಡ್ತು. ಬಂದ್ ಏನ್ ಮಾಡ್ತು ಅಂತ ಹೇಳಿದ್ರೆ ನಮ್ಮ ಕಾಲ್ ಮುಂದ್ ಕೂತಿದೆ, ಒಂದ್ ಹೆಜ್ಜೆ ಇಟ್ಟು ನಮ್ಮ ಚಿರತೆ ಮೇಲೆ ಕಾಲಿಡಬೇಕು, ಅಷ್ಟು ಹತ್ತಿರದಲ್ಲಿ ಚಿರತೆ ಕೂತಿದೆ ನಮ್ಗೆ. ಏನ್ ಮಾಡ್ಬೇಕು ನಮಗ್ ಗೊತ್ತಿಲ್ಲ. ನಿಜವಾಗಿ ಹೇಳೋದಾದ್ರೆ ಕಾಲು ಕೈಯೆಲ್ಲ ಇಡೀ ಬಾಡಿ ಶೇಕ್ ಆಗ್ತಾ ಇದೆ ಭಯದಿಂದ. ಪುಟ್ಸಾಮಿ ಹೇಳಿದ್ರು, ಅವರು ಫಾರೆಸ್ಟ್ ಆಗಿದ್ರು ಅವಾಗ, ಓಡಿ ಓಡಿ ಅಂತ ಹೇಳಿದ್ರು. ನಾ ದಯವಿಟ್ಟು ಪುಟ್ಸಾಮಿ ಓಡಿದ್ರೆ ನೀವು ಇಲ್ದ್ರೆ ನಾವು ಇಬ್ರು ಒಬ್ರು ಸಾಯ್ತೀವಿ ಗ್ಯಾರಂಟಿ, ದಯವಿಟ್ಟು ಹೋಗಿ ಓಡ್ಬೇಡಿ, ಗಟ್ಟಿ ಮನಸ್ಸು ಮಾಡಿ ನಿಂತ್ಕೊಳ್ಳಿ. ನಮ್ಗೆ ನಮ್ಮ ಹಿರಿಯರು, ನಾವು ಕಲ್ತಂತ ಸಂರಕ್ಷಣೆ ಪಾಠ ಕಲ್ತಂತ ಹಿರಿಯರು ಹೇಳ್ಕೊಟ್ಟಿದ್ರು, ಚಿರತೆ ಹುಲಿ ಬಂದಾಗ ಓಡ್ಬೇಡಿ, ಆನೆ ಬಂದಾಗ ನಿಲ್ಬೇಡಿ. ಆ ಒಂದು ವಿಚಾರಕ್ಕೆ ಜ್ಞಾಪಕ ಬಂತು, ನಾವು ಅಳ್ಳಾಡದೆ ನಿಂತ್ಕೊಂಡ್ವಿ. ಅದು ನಮ್ ಕಾಲ್ ಮುಂದೆನೆ ಕೂತಿದೆ, ಸುಮಾರು 15-20 ನಿಮಿಷ ನಮ್ಮ ಮುಂದೆನೆ ಕೂತಿದ್ವಿ ನಾವು, ಹಂಗೆ ನಿಂತಿದೀವಿ ಅಷ್ಟೇ. ನನಗೆ ಒಂದು ಏನು ಧೈರ್ಯ ಬಂತು, ನನ್ನ ಬ್ಯಾಗ್ ಅಲ್ಲಿ ಬೆನ್ನಿಗೆ ಹಾಕೊಬಿಟ್ಟಿದ್ರಿ ಬ್ಯಾಗು, ಕ್ಯಾಮ್ರಾ ಇತ್ತು, ನನಗೆ ಒಂದ್ ಫೋಟೋ ತೆಗೆಯುವಂತ ಒಂದು ಯೋಚನೆ ಬಂತು. ಇನ್ನೊಂಥರ ಏನು ಯೋಚನೆ ಬಂತು ಅಂತ ಹೇಳಿದ್ರೆ, ಕೈನ ಹಿಂಗ್ ಎತ್ತಿದ್ರೆ ನಾನು ಶೇಕ್ ಆದಂಗೆ ಆಗತ್ತೆ ನಮ್ಗೆ, ಅದು ಮೈ ಮೈ ಬಿದ್ರೆ ಅಂತ ಯೋಚನೆ ಬಂತು. ಬೇಡ ಅಂತ ಹೇಳಿ ಸುಮ್ಮನೆ ಬಿಟ್ಟು ಪುಟ್ಸಾಮಿಗೆ ಒಂದೆರಡು ಹೆಜ್ಜೆ ಹಿಂದಕ್ಕೆ ಬನ್ನಿ ಅಂತ ಹೇಳಿದ್ರು. ಆಯ್ತು ಅಂತ ಹೇಳಿ ಹಿಂದಕ್ಕೆ ಬಂದ್ವಿ, ಎರಡನೇ ಹೆಜ್ಜೆ ಹಿಂದಕ್ಕೆ ಬಂದಿದ್ದು, ಅದು ಅಳ್ಳಾಡ್ಲಿಲ್ಲ ಅಲ್ಲೇ ಕೂತಿತ್ತು. ಇನ್ನೊಂದ್ ಹೆಜ್ಜೆ ಹಿಂದಕ್ಕೆ ಬನ್ನಿ ಅಂದ್ರೆ ಇನ್ನೊಂದ್ ಹೆಜ್ಜೆ ಹಿಂದಕ್ಕೆ ಬಂದ್ವಿ, ಅದು ಎದ್ದಿದ್ಗೋದು ಮೇಲಕ್ಕೆ. ಕೊನೆ ಪ್ರಯತ್ನ ಮಾಡುವ ಪುಟ್ಸಾಮಿ ಅವ್ರೆ ಆದದಾಗಲಿ ಅಂತೇಳಿ ಜೋರಾಗಿ ಬಾಯ್ ಬಡ್ಕೊಳ್ಳಿ ಅಂತ, ಇಬ್ರು ಸೇರಿ ಜೋರಾಗಿ ಬಾಯ್ ಬಿಡೋದು ಸರ್, ಅದೇ ಓಡೋಯ್ತು. ಹಾಗಾಗಿ ಒಂದ್ 20 ನಿಮಿಷ ನಮ್ಮ ಕಾಲ್ ಮುಂದ್ ಕೂತಿದ್ರು, ನಾವು ಸುರಕ್ಷಿತವಾಗಿ ಬಂದಿದೀವಿ ಅಂತ ಹೇಳಿದ್ರೆ, ನಾವು ಭಯ ಅಂತ ಹೇಳಿದ್ರಲ್ಲ ನೀವು, ಆ ಭಯದಿಂದ ಬೇರೆ ಬೇರೆ ತರ ನಾವು ನಿರ್ಧಾರಗಳು ತಗೊಂಡಿದ್ರೆ ನಾವು ಇಬ್ಬರಲ್ಲಿ ಒಬ್ರು ಖಂಡಿತ ಸಾಯ್ತಿದ್ವಿ.
1: ಖಂಡಿತ ಸರ್, ಹೌದು ಸರ್. ಸಾಕಷ್ಟು ತಮ್ಮ ಅನುಭವನ ಹಂಚಿಕೊಂಡ್ರೆ ಸರ್. ಸರ್, ಕೊನೆಯದಾಗಿ ನಮ್ಮ ಕೇಳುಗರಿಗೆ ಮತ್ತು ನಮ್ಮ ಸಮುದಾಯದ ಜನತೆಗೆ ತಮ್ಮ ಸಲಹೆ ಮತ್ತು ಸಂದೇಶ, ಅದರಲ್ಲೂ ಪ್ರಮುಖವಾಗಿ ಕಾಡಂಚಿನ ಪ್ರದೇಶಗಳಲ್ಲಿ ವಾಸಿಸ್ತಕ್ಕಂತ ಜನರಿಗೆ ತಮ್ಮ ಸಲಹೆ ಅಥವಾ ಸಂದೇಶ ಏನ್ ಸರ್?
0: ಈ ಕಾಡಂಚಿನ ಗ್ರಾಮಗಳಲ್ಲಿ ಸರ್ ಪ್ರತಿದಿನ ಹುಲಿ, ಚಿರತೆ, ಆನೆ ಸಂಚಾರ ಇದ್ದೇ ಇದೆ. ಹಾಗಾಗಿ ಕಾಡಂಚಿನ ಗ್ರಾಮಗಳಲ್ಲಿ ಅಥವಾ ಕಾಡಂಚಿನಲ್ಲಿರುವ ಜಮೀನುಗಳಲ್ಲಿ ಕೆಲಸ ಮಾಡುವಂತ ರೈತಾಪಿ ವರ್ಗ ಏನಿದೆ, ಅವರು ನಿಮ್ ಮೊದಲಾಗಿ ನಿಮ್ಮ ಸುರಕ್ಷತೆ ಕಡೆಗಿದೆ ಗಮನ ಕೊಡಿ. ಅದು ಹುಲಿ ಬರುತ್ತೆ ಹೋಗುತ್ತೆ ಖಂಡಿತ ಇದೆ, ಓಡಾಟ ಇದ್ದೇ ಇರುತ್ತೆ ಅದಕ್ಕೆ. ಹಾಗಾಗಿ ನಮ್ಮ ಇದೇನಿದೆ ಜೀವ ಬಹಳ ಅಮೂಲ್ಯವಾಗಿರುವಂತದ್ದು, ನಮ್ಮ ನಂಬಿ ನಮ್ಮ ಹೆಂಡತಿ ಮಕ್ಕಳಿದ್ದಾರೆ, ನಮ್ಮ ಕುಟುಂಬ ಇದೆ. ಹಾಗಾಗಿ ಆ ಒಂದು ದೃಷ್ಟಿಯಿಂದ ನಾವಿದ್ರೆ ಇಡೀ ಕುಟುಂಬನೇ ಕಾಪಾಡ್ಬೋದು. ಆ ಒಂದು ದೃಷ್ಟಿಯಿಂದ ದಯವಿಟ್ಟು ಹುಲಿ ಕಂಡಾಗ ಅಥವಾ ಅದ್ರ ವಿಚಾರ ಗೊತ್ತಾದಾಗ ಆ ಕಡೆ ಹೋಗ್ದೇನೆ

0: ಸುರಕ್ಷಿತವಾಗಿರಿ, ಸುರಕ್ಷಿತವಾಗಿ ಇಟ್ಕೊಂಡು ನಿಮ್ಮ ಕುಟುಂಬಗಳನ್ನು ಕಾಪಾಡಿ. ನೀವು ಸುರಕ್ಷಿತವಾಗಿ ಇದ್ರೆ ಅರಣ್ಯ ಇಲಾಖೆ ಬಂದು ಆ ಹುಲಿನೂ ಸಂರಕ್ಷಣೆ ಮಾಡ್ತಾರೆ. ಅದರಲ್ಲಿ ಎರಡು ವಿಚಾರನೂ ಆಗುತ್ತೆ, ನಾವು ಸುರಕ್ಷಿತವಾಗಿರ್ತೀವಿ, ಹುಲಿ ಸುರಕ್ಷಿತವಾಗಿ. ದಯವಿಟ್ಟು ಅದನ್ನ ಒಂದನ್ನ ಪಾಲಿಸಬೇಕು ಅಂತ ಎಲ್ಲರೂ ಕೇಳ್ಕೊಳ್ತಾರೆ.
1: ಬಹಳ ಖುಷಿ ಆಯ್ತು ಸರ್, ತುಂಬಾ ಉಪಯುಕ್ತವಾದ ಮಾಹಿತಿಯನ್ನು ತಾವು ತಿಳಿಸ್ತೀರಿ. ಯಾಕಂದ್ರೆ ನಮ್ಮ ಸಾರ್ವಜನಿಕರು ಈ ತರ ಒಂದು ವನ್ಯಜೀವಿಗಳು ನಾಡಿನತ್ತ ಬಂದಾಗ, ಹುಲಿ ಇರ್ಬೋದು, ಹಾನಿಗಳಿರ್ಬೋದು ಅಥವಾ ಚಿರತೆಗಳಿರ್ಬೋದು, ಈ ತರ ಒಂದು ಪ್ರಾಣಿಗಳು ಬಂದಾಗ ನಾವು ಹೇಗೆ ನಾವು ಮುಂಜಾಗ್ರತೆಯನ್ನ ವಹಿಸಬೇಕು, ಜೊತೆಗೆ ಯಾವ ತರ ಒಂದು ಭಯವನ್ನ ಪಡೆದು ನಾವು ಮುಂಜಾಗ್ರತೆ ಕ್ರಮಗಳನ್ನ ತಿಳಿಸಬೇಕು ಅನ್ನೋದ್ರ ಕುರಿತು ಸಾಕಷ್ಟು ಮಾಹಿತಿಗಳನ್ನ ತಾವು ತಿಳಿಸಿದ್ರಿ ಸರ್. ಹಾಗಾಗಿ ನಮ್ಮ ಕೇಳುಗರ ಪರವಾಗಿ ತಮಗೆ ತುಂಬು ಹೃದಯದ ಧನ್ಯವಾದಗಳನ್ನ ತಿಳಿಸ್ತಾ ಇದ್ದೀನಿ.
0: ನಮಸ್ಕಾರ ಸರ್.
1: ಪ್ರಿಯ ಕೇಳುಗರೆ, ಇದುವರೆಗೂ ಸಂಘರ್ಷದಿಂದ ಸಹಬಾಳ್ವೆಯತ್ತ ಸರಣಿ ಕಾರ್ಯಕ್ರಮದಲ್ಲಿ ಹುಲಿ ಎದುರಾದರೆ ಭಯವಲ್ಲ, ಮುಂಜಾಗ್ರತೆ ಮುಖ್ಯ ಎಂಬ ವಿಷಯವನ್ನು ಕುರಿತು ಇದುವರೆಗೂ ನಮ್ಮ ಜೊತೆ ಕಾರ್ಯಕ್ರಮದಲ್ಲಿ ಮಾತನಾಡಿದವರು ಬಂಡೀಪುರದ ಹಿಮಗಿರಿ ಫೌಂಡೇಶನ್ ವ್ಯವಸ್ಥಾಪಕರು ಹಾಗೂ ಅರಣ್ಯ ಸಂರಕ್ಷಕರು ಆದ ಶ್ರೀ ರಘುರಾಮ್ರವರು. ಇದು ಇವತ್ತಿನ ವಿಶೇಷ ಕಾರ್ಯಕ್ರಮ. ಮತ್ತೆ ಮುಂದಿನ ವಾರ ಮತ್ತೊಂದು ಕಾರ್ಯಕ್ರಮದಲ್ಲಿ ಭೇಟಿಯಾಗೋಣ. ಅಲ್ಲಿವರೆಗೂ ಕೇಳ್ತಾ ಇರಿ ಜನಧ್ವನಿ. ನಮಸ್ಕಾರ.
2: ಇದುವರೆಗೂ ಸಂಘರ್ಷದಿಂದ ಸಹಬಾಳ್ವೆಯತ್ತ ವಿಶೇಷಣೆ ಕಾರ್ಯಕ್ರಮದಲ್ಲಿ ಹುಲಿ ಎದುರಾದರೆ ಭಯವಲ್ಲ, ಮುಂಜಾಗ್ರತೆ ಮುಖ್ಯ ಎಂಬ ವಿಷಯದ ಕುರಿತು ಬಂಡೀಪುರ ಅರಣ್ಯ ಸಂರಕ್ಷಕರು ಹಿಮಗಿರಿ ಫೌಂಡೇಶನ್ನ ವ್ಯವಸ್ಥಾಪಕರಾದ ಶ್ರೀಯುತ ರಘುರಾಮ್ ರವರ ಜೊತೆಗಿನ ಸಂದರ್ಶನ ಕಾರ್ಯಕ್ರಮವನ್ನು ಕೇಳಿದಿರಿ.
3: ಮನುಷ್ಯ ಸಂಬಂಧಗಳನ್ನು ಬೆಳಕಿಗೆ ತರಲು ಹವಣಿಸಿದ ವಚನ ಸಾಹಿತ್ಯ,
1: ವಚನ ಮತ್ತು ವಚನಕಾರರ ವೈಚಾರಿಕ ಚಿಂತನೆಗಳು ಎಂದೆಂದಿಗೂ ಸಮಕಾಲೀನವಾಗಿ ನೆಲೆ ನಿಲ್ಲುತ್ತವೆ.
3: ಇವು ಧಾರ್ಮಿಕ ಚಳುವಳಿಗಳ ಒಂದು ಉಪ ಉತ್ಪನ್ನವಾಗಿ ರಚನೆಯಾಗಿವೆ.
1: ಇಂತಹ ವಚನಗಳ ಬಗ್ಗೆ ತಿಳಿಸುವ ಕಾರ್ಯಕ್ರಮವನ್ನು ಆಲಿಸುವುದರ ಜೊತೆಗೆ ಆಚರಿಸಿ ಅಳವಡಿಸಿಕೊಳ್ಳುವ ಕಾರ್ಯಕ್ರಮವೇ ವಚನ ವೈಭವ.
3: ಈ ಕಾರ್ಯಕ್ರಮದ ಪ್ರಸ್ತುತಿ ರಮಣಶ್ರೀ ಉತ್ತೇಜನ ಪ್ರಶಸ್ತಿ ಪುರಸ್ಕೃತರು ಹಾಗೂ ಶೃಂಗೇರಿ ಶಂಕರ ಮಠದ ಸಮಾಜಶ್ರೀ ಪ್ರಶಸ್ತಿ ಪುರಸ್ಕೃತರಾದ ನಂಜನಗೂಡಿನ ಯೋಗ ಮಹಾಮನೆಯ ಪ್ರಧಾನ ಶಿಕ್ಷಕರು ಹಾಗೂ ಸಾವಿರಾರು ವಚನಗಳು ಕಂಠಸ್ಥಗೊಂಡಿರುವ ಶ್ರೀಯುತ ಪ್ರಕಾಶ್ ಜಿ ಉಡಿಗಾಲರವರು.
1: ತಪ್ಪದೇ ಕೇಳಿ ಪ್ರತಿ ಭಾನುವಾರ ಬೆಳಿಗ್ಗೆ 7:45 ಹಾಗೂ ಮರುಪ್ರಸಾರ ಪ್ರತಿ ಮಂಗಳವಾರ ಸಂಜೆ 6:00.
3: ಮರೆಯದೇ ಕೇಳಿ ನಿಮ್ಮ ನೆಚ್ಚಿನ ಜನಧ್ವನಿ ಬಾನುಲಿ ಕೇಂದ್ರದಲ್ಲಿ.
4: ಧೂಮಪಾನ ಮಾಡುವವರಿಗೆ ಧೂಮಪಾನದಿಂದ ಬರುವ ಕೆಮ್ಮಿನ ಬಗ್ಗೆ ತಿಳಿದಿರುತ್ತದೆ. ನಿಮ್ಮ ದೇಹದಲ್ಲಿ ಏನೋ ತೊಂದರೆ ಇದೆ ಎಂದು ಅದು ತಿಳಿಸುತ್ತದೆ. ಆದರೆ 2 ವಾರಕ್ಕಿಂತ ಹೆಚ್ಚು ಕೆಮ್ಮಿದ್ದರೆ ಅದು ಗಂಭೀರ ಸಂಕೇತವಾಗಿರಬಹುದು, ಅದರಿಂದ ಕ್ಷಯ ಬರಬಹುದು. ನೀವು ಬಿಡುವ ಹೊಗೆಯಿಂದ ನಿಮ್ಮ ಹತ್ತಿರದವರಿಗೆ ಈ ರೀತಿ ಆಪತ್ತು ಬರಬಹುದು. ಪ್ರತಿಯೊಂದು ಬೀಡಿ ಸಿಗರೇಟ್ನಿಂದ ನಿಮಗೂ ನಿಮ್ಮ ಹತ್ತಿರದವರಿಗೂ ಅಸ್ತಮಾ, ಎಂಫಿಸಿಮಾ, ಶ್ವಾಸಕೋಶದಲ್ಲಿ ಕ್ಯಾನ್ಸರ್, ಹೃದಯ ಸಂಬಂಧಿ ಕಾಯಿಲೆ ಬರಬಹುದು.
5: ಭಾರತ ಸರ್ಕಾರ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸಚಿವಾಲಯ ಸಾರ್ವಜನಿಕ ಹಿತಾಸಕ್ತಿ ನೀಡಲಾಗಿದೆ.
6: ಪ್ರೀತಿಯ ಜನಧ್ವನಿ ಕೇಳುಗರಿಗೆ ನಮಸ್ಕಾರ. ನಾನು ನಿಮ್ಮ ರೇಡಿಯೋ ಗೆಳತಿ ಪ್ರೀತಿ. ಕೇಳುಗರೆ ಬೆಳೆ ಬೆಲೆ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ಕೇಳುಗರೆ, ಇದು ನಿನ್ನೆಯ ಮಾರುಕಟ್ಟೆ ಬೆಲೆ. ಬೀನಿಸ್ 43 ರೂಪಾಯಿ, ಪೆನ್ಸಿಲ್ ಬೀನಿಸ್ 38 ರೂಪಾಯಿ, ಮೆಣಸಿನಕಾಯಿ 18 ರೂಪಾಯಿ, ಸೌತೆಕಾಯಿ 22 ರೂಪಾಯಿ, ಎಂಸಿ 10 ರೂಪಾಯಿ, ಸುನಾಮಿ 7 ರೂಪಾಯಿ, ಎಳವನ 5 ರೂಪಾಯಿ, ಗುಂಡು ಬದನೆಕಾಯಿ 7 ರೂಪಾಯಿ, ಕುಂಬಳಕಾಯಿ 4 ರೂಪಾಯಿ, ಹೀರೆಕಾಯಿ 20 ರೂಪಾಯಿ, ಪಡವಲಕಾಯಿ 13 ರೂಪಾಯಿ, ತೊಂಡೆಕಾಯಿ 15 ರೂಪಾಯಿ, ಹಾಗಲಕಾಯಿ 33 ರೂಪಾಯಿ, ಕಾಲಿಫ್ಲವರ್ 28 ರೂಪಾಯಿ, ಪೈರ್ 53 ರೂಪಾಯಿ, ದಪ್ಪ ಮೆಣಸಿನಕಾಯಿ 28 ರೂಪಾಯಿ, ಸೋರೆಕಾಯಿ 12 ರೂಪಾಯಿ, ಬದನೆಕಾಯಿ 12 ರೂಪಾಯಿ, ಬದನೆಕಾಯಿ 12 ರೂಪಾಯಿ, ಕೋಸು 9 ರೂಪಾಯಿ, ಸೀಮೆ ಬದನೆಕಾಯಿ 22 ರೂಪಾಯಿ, ಬೆಂಡೆಕಾಯಿ 13 ರೂಪಾಯಿ, ಟೊಮೊಟೊ 17 ರೂಪಾಯಿ. ಕೇಳುಗರೆ, ಕೇಳಿದ್ರಲ್ಲ ಕೃಷಿ ಉತ್ಪನ್ನ ಹಾಗೂ ತರಕಾರಿ ಮಾರುಕಟ್ಟೆ ಬೆಲೆಯನ್ನ. ಇಲ್ಲಿಗೆ ಬೆಳೆ ಬೆಲೆ ಕಾರ್ಯಕ್ರಮವನ್ನ ಮುಕ್ತಾಯ ಮಾಡೋಣ. ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ಬೆಳೆ ಬೆಲೆ ಕಾರ್ಯಕ್ರಮದಲ್ಲಿ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೂ ಕೇಳ್ತಾ ಇರಿ ಜನಧ್ವನಿ. ಇದು ನಿಮ್ಮ ಧ್ವನಿ, ನಿಮ್ಮ ಊರಿನ ಧ್ವನಿ, ಜನಧ್ವನಿ. ನಮಸ್ಕಾರ.

ಸಾರ್ವಜನಿಕರಿಗೊಂದು ಪ್ರಕಟಣೆ. ದಿನಾಂಕ 3/9/2026 ಗುರುವಾರದಂದು ವಿವೇಕಾನಂದ ಸ್ಮಾರಕ ಆಸ್ಪತ್ರೆಯಲ್ಲಿ ಲಭ್ಯವಿರುವ ವೈದ್ಯರುಗಳ ವಿವರ ಹೀಗಿದೆ. ಡಾಕ್ಟರ್ ನರೇಂದ್ರ ರಾಮಕೃಷ್ಣರವರು ಕಣ್ಣಿನ ತಪಾಸಣಾ ತಜ್ಞರು. ಡಾಕ್ಟರ್ ನಾಗೇಶ್ ಅವರು ಸಾಮಾನ್ಯ ರೋಗ ತಜ್ಞರು. ಡಾಕ್ಟರ್ ಕುಮಾರ್ ಅವರು ಮಕ್ಕಳ ತಜ್ಞರು. ಇವರು ಬೆಳಗ್ಗೆ 9:30 ಮಧ್ಯಾಹ್ನ 12:30 ಲಭ್ಯವಿರುತ್ತಾರೆ. ಡಾಕ್ಟರ್ ನಿಸರ್ಗರವರು ಪ್ರಸೂತಿ ಮತ್ತು ಸ್ತ್ರೀರೋಗ ತಜ್ಞರು. ಡಾಕ್ಟರ್ ಸುಷ್ಮರವರು ಮಕ್ಕಳ ತಜ್ಞರು. ಡಾಕ್ಟರ್ ವಿದ್ಯಾಶೀರವರು ದಂತ ತಜ್ಞರು. ಡಾಕ್ಟರ್ ವೈಷ್ಣವರವರು ಆಯುರ್ವೇದ ತಜ್ಞರು. ಡಾಕ್ಟರ್ ತುಷಾರರವರು ಕಿವಿ ಮೂಗು ಮತ್ತು ಗಂಟಲು ರೋಗ ತಜ್ಞರು. ಇವರು ಮಧ್ಯಾಹ್ನ 2:00 ಸಂಜೆ 5:00 ಲಭ್ಯವಿರುತ್ತಾರೆ. ಡಾಕ್ಟರ್ ಸಂತೋಷ್ ಅವರು ಹೃದಯ ರೋಗ ತಜ್ಞರು. ಇವರು ಬೆಳಗ್ಗೆ 11:00 ಮಧ್ಯಾಹ್ನ 1:00 ಲಭ್ಯವಿರುತ್ತಾರೆ. ಡಾಕ್ಟರ್ ಐನರಾಜ್ರವರು ಫಿಜಿಯೋಥೆರಪಿಸ್ಟ್ ಅವರು. ಡಾಕ್ಟರ್ ದೀಪಶ್ರೀರವರು ವಾಕ್ ಭಾಷಾ ಶ್ರವಣ ತಜ್ಞರು. ಈ ಎಲ್ಲ ವೈದ್ಯರ ಸೌಲಭ್ಯ ಲಭ್ಯವಿರುತ್ತದೆ ಹಾಗೂ ದಿನದಲ್ಲಿ 24 ತುರ್ತು ಚಿಕಿತ್ಸೆ ಸೌಲಭ್ಯ ಲಭ್ಯವಿರುತ್ತದೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ವಿವೇಕಾನಂದ ಸ್ಮಾರಕ ಆಸ್ಪತ್ರೆ, ಹಂಚಿಪುರ ರಸ್ತೆ, ಸರಗೂರು. ದೂರವಾಣಿ ಸಂಖ್ಯೆ 9686663318. ಮತ್ತೊಮ್ಮೆ ದೂರವಾಣಿ ಸಂಖ್ಯೆ 9686663318. ಧನ್ಯವಾದಗಳು.

0: ಮಗುವಿಗೆ ಮೊದಲ 6 ತಿಂಗಳ ಸಮಯದಲ್ಲಿ ಎದೆ ಹಾಲಿನ ಹೊರತು ಹನಿ ನೀರು ಅಥವಾ ಇನ್ಯಾವುದೇ ಆಹಾರದ ಅಗತ್ಯವಿರುವುದಿಲ್ಲ.
1: 6 ತಿಂಗಳ ನಂತರ ಎದೆ ಹಾಲಿನ ಜೊತೆಗೆ ಪೂರಕ ಆಹಾರ ಒದಗಿಸಬೇಕು.
2: ಇನ್ನು ಮುಂದೆ ಕೇಳಿಬರೋಣ ಎಲ್ಲರಿಗೂ ಶಿಕ್ಷಣ, ವಿಶೇಷೇತನ ಮಕ್ಕಳ ಸಮನ್ವಯ ಶಿಕ್ಷಣ ಎಂಬ ವಿಷಯದ ಕುರಿತು ನೇರ ಸಂದರ್ಶನ ಫೋನ್ ಇನ್ ಕಾರ್ಯಕ್ರಮದ ಮರುಪ್ರಸಾರ ಕಾರ್ಯಕ್ರಮ. ಕಾರ್ಯಕ್ರಮದಲ್ಲಿ ಭಾಗಿಯಾಗಲಿದ್ದಾರೆ ಎಚ್ಡಿಕೋಟೆ ಮತ್ತು ಸರಗೂರು ತಾಲೂಕು ಕ್ಷೇತ್ರ ಸಮನ್ವಯ ಶಿಕ್ಷಣ ಸಂಪನ್ಮೂಲ ಶಿಕ್ಷಕರಾದ ಶ್ರೀ ಎಂ ಎಸ್ ಗಿರೀಶ್ಮೂರ್ತಿರವರು.

0: ಪ್ರಿಯ ಜನಧ್ವನಿ ಕೇಳುಗರಿಗೆಲ್ಲ ನಮಸ್ಕಾರ. ಇದು ನಿಮ್ಮ ನೆಚ್ಚಿನ ಹಾಗೂ ಮೈಸೂರು ಜಿಲ್ಲೆಯ ಮೊಟ್ಟ ಮೊದಲ ಸಮುದಾಯ ಬಾನುಲಿ ಕೇಂದ್ರ ಜನಧ್ವನಿ. 90.8 ಕಂಪನಾಂಕದಲ್ಲಿ ಸರ್ಗೂರಿನಿಂದ ಪ್ರಸಾರವಾಗುತ್ತಿರುವ ಏಕೈಕ ಸಮುದಾಯ ರೇಡಿಯೋ ಕೇಂದ್ರ. ಕೇಳುಗರು, ಎಂದಿನಂತೆ ತಮಗೆಲ್ಲರಿಗೂ ನೇರ ಸಂದರ್ಶನ ಫೋನ್ ಇನ್ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ನಾನು ನಿಮ್ಮ ಬಾನುಲಿ ಗೆಳೆಯ ನಿಂಗರಾಜು. ಇವತ್ತಿನ ನೇರ ಸಂದರ್ಶನ ಫೋನ್ ಇನ್ ಕಾರ್ಯಕ್ರಮದಲ್ಲಿ ವಿಶೇಷಚೇತನ ಮಕ್ಕಳ ಸಮನ್ವಯ ಶಿಕ್ಷಣವನ್ನು ಕುರಿತು ಇವತ್ತು ಮಾತನಾಡಲು ನಮ್ಮ ಜೊತೆ ಇದ್ದಾರೆ ಕ್ಷೇತ್ರ ಸಮನ್ವಯ ಶಿಕ್ಷಣ ಸಂಪನ್ಮೂಲ ಶಿಕ್ಷಕರಾದ ಶ್ರೀ ಎಂ ಎಸ್ ಗಿರೀಶ್ ಮೋತಿರವರು. ಸರ್, ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ.
1: ಧನ್ಯವಾದಗಳು.
0: ಸರ್, ನಾವಿವತ್ತು ಸಮನ್ವಯ ಶಿಕ್ಷಣ, ಅದರಲ್ಲೂ ವಿಶೇಷಚೇತನ ಮಕ್ಕಳೊಂದು ಸಮನ್ವಯ ಶಿಕ್ಷಣದ ಬಗ್ಗೆ ನಾವು ಮಾತನಾಡ್ತಿದ್ವಿ. ಸರ್, ಏನು ಸರ್ ಮೊದಲನೇದಾಗಿ ಈ ಸಮನ್ವಯ ಶಿಕ್ಷಣ ಅಂತಂದರೆ ಏನು ಸರ್?
1: ಸಮನ್ವಯ ಶಿಕ್ಷಣ ಅನ್ನುವ ಒಂದು ಹೊಸ ಕಲ್ಪನೆ, ಇದು ಹಳೆಯದಾದರೂ ಕೂಡ ಇದು ಹೊಸ ಕಲ್ಪನೆಯಲ್ಲಿ ಜಿಲ್ಲಾ ಪ್ರಾಥಮಿಕ ಶಿಕ್ಷಣ ಯೋಜನೆ, ಸರ್ವ ಶಿಕ್ಷಣ ಅಭಿಯಾನ, ಇದೀಗ ಮುಂದುವರೆದ ಭಾಗ ಸಮಗ್ರ ಶಿಕ್ಷಣ ಅಭಿಯಾನ, ಸಮಗ್ರ ಶಿಕ್ಷಣ ಕರ್ನಾಟಕದಲ್ಲಿ ಮಧ್ಯವರ್ತನ ಚಟುವಟಿಕೆಯಲ್ಲಿ ನಮ್ಮ ಇಲಾಖೆಯಲ್ಲಿ ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ. ಸಮನ್ವಯ ಶಿಕ್ಷಣ ಅಂದಾಗಿ ಹೆಸರು ಹೇಳುವಾಗೆ ಸಾಮಾನ್ಯ ಮಕ್ಕಳ ಜೊತೆ ವಿಶೇಷ ಚೇತನ ಮಕ್ಕಳನ್ನೂ ಕೂಡ ಸೇರಿಸಿಕೊಂಡು ಅವರಿಗೆ ಶಿಕ್ಷಣವನ್ನು ಕೊಡ್ತಕ್ಕಂಥದ್ದು ಸಾಮಾನ್ಯ ಶಿಕ್ಷಣ. ನಾವೆಲ್ಲ ನೋಡ್ತೇವೆ, ಈಗ ದೊಡ್ಡ ದೊಡ್ಡ ನಗರ ಪ್ರದೇಶಗಳಲ್ಲಿ, ದೊಡ್ಡ ದೊಡ್ಡ ಪಟ್ಟಣ ಪ್ರದೇಶಗಳಲ್ಲಿ ಅವರಿಗೆ ಆದಂಥ ವಿಶೇಷವಂಥ ಶಾಲೆಗಳನ್ನ ತೆರೆದು ಆಯಾಯ ನ್ಯೂನತೆಗಳಿಗೆ ಕೊಡ್ತಾರೆ. ಇದು ಎಲ್ಲ ಕಡೆ ಕೊಡಲಿಕ್ಕೆ ಸಾಧ್ಯನಾ? ಕಷ್ಟ ಸಾಧ್ಯ. ಹಾಗಾಗಿ ಇರುವ ಶಿಕ್ಷಣ ವ್ಯವಸ್ಥೆನಲ್ಲೇ ಸಾಮಾನ್ಯ ಶಾಲೆಗಳಲ್ಲೇ ಆ ಮಕ್ಕಳಿಗೆ ಏನೇನೆಲ್ಲ ಸೌಲಭ್ಯಗಳನ್ನ ಕಲ್ಪಿಸ್ಕೊಡ್ಬೇಕು, ಅವರಿಗೆ ಬರಲಿಕ್ಕೆ ಏನೆಲ್ಲ ಅಗತ್ಯ ಸೌಲಭ್ಯಗಳನ್ನ ಕೊಡುವುದರ ಜೊತೆಗೆ ಆ ಮಕ್ಕಳಿಗೆ ಇತರ ಮಕ್ಕಳ ಜೊತೆಯಲ್ಲೇ ಅವ್ರಿಗೆ ಶಿಕ್ಷಣ ಕಲ್ಪಿಸ್ತಕ್ಕಂಥದ್ದೇ ಸಾಮಾನ್ಯ ಶಿಕ್ಷಣದ ಅರ್ಥ ಮತ್ತು ವ್ಯಾಪ್ತಿಯಾಗಿರುತ್ತೆ. ಇದನ್ನು ನಾವು ಪ್ರಾರಂಭದಲ್ಲೂ ಕೂಡ ಜಿಲ್ಲಾ ಪ್ರಾಥಮಿಕ ಶಿಕ್ಷಣ ಯೋಜನೆಯಿಂದನೂ ಕೂಡ ಇದನ್ನು ನಮ್ಮ ಇಲಾಖೆ ಹಮ್ಮಿಕೊಂಡು ಆ ಮಕ್ಕಳು ಕೂಡ ಮುಖ್ಯವಾಹಿನಿಯಲ್ಲಿ ಇರಬೇಕು. 6-18 ವರ್ಷದ ಒಳಗಿರ್ತಕ್ಕಂಥ ಎಲ್ಲ ಮಕ್ಕಳು ಹೇಗೆ ಶಿಕ್ಷಣದ ಹಕ್ಕಿನಲ್ಲಿ ಶಿಕ್ಷಣ ಪಡೆಯ ಹಕ್ಕಿದೆ, ಈ ಹಕ್ಕು ಕೂಡ ವಿಶೇಷ ಅಗತ್ಯವುಳ್ಳ ಮಕ್ಕಳಿಗೆ ವಂಚಿತರಾಗಬಾರ್ದು ಅನ್ನೋ ನಿಟ್ಟಿನಲ್ಲಿ ಇದನ್ನು ಕೂಡ ಸಾಮಾನ್ಯ ಶಾಲೆಯಲ್ಲಿ ಮಕ್ಕಳನ್ನ

0: ಮಾಡಿಕೊಂಡು ಶಿಕ್ಷಣವನ್ನು ಕೊಡ್ತಾ ಇದೆ, ಸಾಮಾನ್ಯ ಶಿಕ್ಷಣವನ್ನು ಕೊಡ್ತಾ ಇದೆ.
1: ಓಕೆ ಸರ್, ಈಗ ತಾವು ಹೇಳಿದಂಗೆನೆ ಈ ಒಂದು ವಿಶೇಷ ಚೇತನ ಮಕ್ಕಳಿಗೆ ಈ ಒಂದು ಸಮನ್ವಯ ಶಿಕ್ಷಣ ಅಂತಕ್ಕಂಥದ್ದು ಯಾಕೆ ಆಗತ್ತೆ ಸರ್?
0: ಖಂಡಿತ, ನಾನು ಮೊದಲು ಹೇಳಿದಾಗೆ ಗ್ರಾಮಾಂತರ ಪ್ರದೇಶದಲ್ಲಿ ಮನೆಯಲ್ಲೇ ಆ ಮಕ್ಕಳನ್ನು ನಮ್ಮ ಮಕ್ಕಳನ್ನ ಶಾಲೆಗೆ ಹೇಗೆ ಕಳಿಸೋದು ಅನ್ನುವ ಹಿಂಜರಿಕೆ ಮನೋಭಾವನೆ ಪೋಷಕರಲ್ಲಿ ಒಂದು ನೋಡ್ತೇವೆ, ಮತ್ತು ಈ ಶಾಲೆ ಕಳಿಸಿದಾಗ ನಮ್ಮ ಮಕ್ಕಳನ್ನ ಹೇಗೆ ನೋಡಬಹುದು ಅನ್ನುವ ಮನೋಭಾವವು ಕೂಡ ಪೋಷಕರಲ್ಲಿ ಇರ್ತದೆ. ಜೊತೆಗೆ ಈ ಮಕ್ಕಳು ಆ ಮಕ್ಕಳ ಜೊತೆಯಲ್ಲಿ ಬೆರೀಲಿಕ್ಕೆ ಎಲ್ಲ ಇವರು ಮೊದಲೇ ನಿರ್ಧಾರ ಮಾಡ್ಕೊಂಡ್ಬಿಟ್ಟಿರ್ತಾರೆ. ಆ ಒಂದು ಪೂರ್ವ ನಿರ್ಧಾರಿತ ಇದನ್ನು ಹೋಗಲಾಡಿಸಿ ಸಾಮಾನ್ಯ ಮಕ್ಕಳ ಜೊತೆಯಲ್ಲೂ ಕೂಡ ಈ ಮಕ್ಕಳು ಬಂದಾಗ ಸೊ ಅವರಿಗೆ ಅದೇ ಒಂದು ಶಿಕ್ಷಣ ಆಗುತ್ತೆ. ಇತರ ಮಕ್ಕಳ ಜೊತೆಯಲ್ಲಿ ಬೆರೆತಾಗಲೇ ಆ ಮಕ್ಕಳು ಹೊರಪ್ರಪಂಚವನ್ನು ನೋಡಲಿಕ್ಕೆ ಸಾಧ್ಯ, ಇಲ್ಲಾಂದರೆ ಅವ್ರದೇ ಆದಂಥ ಪ್ರಪಂಚದಲ್ಲಿ ಮುಳುಗೋಗ್ಬಿಡ್ತಾರೆ. ಈಗ ನಾವು ಒಂದು ಉದಾಹರಣೆ ಕೊಡೋದಾದರೆ, ಚೆನ್ನಾಗಿರೋ ಒಬ್ಬ ವ್ಯಕ್ತಿಯನ್ನು ಒಂದು ರೂಮಲ್ಲಿ ಕೂಡ ಹಾಕ್ಬಿಟ್ರೆ ಒಂದು 3 ದಿನ ಏನಾಗ್ಬೋದು? ಅಂಥದ್ರಲ್ಲಿ ಆ ಮಕ್ಕಳನ್ನು ನೀವು ವಿಶೇಷವಾಗಿ ಒಂದೇ ಕಡೆ ಅವ್ರನ್ನ ಹೊರಪ್ರಪಂಚಕ್ಕೆ ಬಿಡದೇ ಮನೆಯಲ್ಲೇ ಕೂಡ ಹಾಕೊಂಡ್ಬಿಟ್ರೆ ನೀವು ಎಷ್ಟು ಕಡೆ ನೋಡ್ಬೋದು ಇಂಥ ಮಕ್ಕಳನ್ನ ತರೀಲಿಕ್ಕೆ ಆಗದೇ ಮಾಡ್ತಾರೆ. ಅದು ಆಗಬಾರ್ದು. ಅದು ಇತರ ಮಕ್ಕಳ ಜೊತೆಯಲ್ಲೇ ಬೆರೆತಾಗ ಅವನ ಏನ ಇತರ ಹೈಪರ್ ಚಟುವಟಿಕೆ ಹೈಪರ್ ಆಕ್ಟಿವಿಟೀಸ್ ಅಂತ ಹೇಳ್ತೀವಿ, ಅದನ್ನು ಕ್ರಮೇಣ ಕಡಿಮೆ ಆಗ್ತಕ್ಕಂಥ ಸಾಧ್ಯತೆಗಳು ಸಾಕಷ್ಟು ಅನುಭವಗಳು ನಮ್ಮ ಮುಂದೆ ಇವೆ. ಹಾಗೆ ಆ ಮಕ್ಕಳು ಕೂಡ ಮನೆಯ ಒಳಗಿನ ಪ್ರಪಂಚನ ಬಿಟ್ಟು ಹೊರಪ್ರಪಂಚಕ್ಕೆ ಬರಬೇಕು, ಅದು ನಮ್ಮ ಮೊದಲ ಉದ್ದೇಶ. ಯಾವ್ಯಾವುದೋ ಕಾರಣಕ್ಕಾಗಿ ಮನೆಯಲ್ಲಿ ಇದ್ರೆ ಆ ಮಕ್ಕಳು ಮತ್ತೆ ಅದರ ನ್ಯೂನತೆಗಳು ತುಂಬ ದೊಡ್ಡದಾಗ್ತದೆ. ಆ ನ್ಯೂನತೆ ಕಡಿಮೆ ಆಗಬೇಕು, ಬೆಳಿಬೇಕು ಅಂದರೆ ಮಾಮೂಲಿ ಸಾಮಾನ್ಯ ಶಾಲೆಗೆ ಬಂದಾಗ ಸೊ ಆ ಮಕ್ಕಳನ್ನು ಕೂಡ ಸ್ವಲ್ಪ ಗಮನಿಸ್ದ ಜೊತೆ ಜೊತೆಯಲ್ಲೇ ಬೆಳೆದಾಗ ಅದು ಕ್ರಮೇಣ ನ್ಯೂನತೆಗಳು ಸರಿಪಡಿಸ್ತಕ್ಕಂಥದ್ದು ಅನೇಕ ಉದಾಹರಣೆಗಳು ಭಾಗಶಃ 50 ಸರಿ ಆಗುತ್ತೆ. ಇನ್ನು ಉಳಿದಂತೆ ಬೇರೆ ಬೇರೆ ಸೌಲಭ್ಯ ಕೊಟ್ಟಾಗ ಆ ಮಗು ಕೂಡ ಮುಖ್ಯ ವಾಹಿನಿಗೆ ಬರಲಿಕ್ಕೆ ಸಾಧ್ಯತೆಗಳು ಇವೆ, ಅದನ್ನು ನಾವು ಮನಗಾಣಬೇಕಾಗಿದೆ.
1: ಸರಿ, ಈಗ ಇದ್ರ ಜೊತೆಯಲ್ಲಿ ಈ ಒಂದು ವಿಶೇಷ ಚೇತನ ಮಕ್ಕಳನ್ನ ಶಾಲೆಗಳಲ್ಲಿ ಹೇಗೆ ಒಂದು ಗುರುತಿಸುವಂತ ಪ್ರಕ್ರಿಯೆಗಳು ಹೇಗೆ ನಡೀತದೆ?
0: ಈಗ ಮೊದಲಿಗೆ ನಾವು ಪ್ರಾರಂಭದಲ್ಲಿ ಶಾಲಾ ಪ್ರಾರಂಭ ಹಂತದಲ್ಲೇ ಈ ಇತ್ತೀಚೆಗೆ ಪೂರ್ವ ಪ್ರಾಥಮಿಕ ಹಂತದಲ್ಲೇ ಮಕ್ಕಳನ್ನ ಗುರುತಿಸುವ ಪ್ರಕ್ರಿಯೆ ನಡೀತಾ ಇದೆ. ಏನು ಶಿಶು ವಿಹಾರ ಅಥವಾ ಬಾಲ ವಿಹಾರ ಇರ್ಬೋದು ಅಥವಾ ಅಂಗನವಾಡಿ ಕಾರ್ಯಕರ್ತರ ಮುಖಾಂತರ ಅತಿ ಹೆಚ್ಚು ಬೇಗ ಅದನ್ನು ಗುರುತಿಸ್ತಕ್ಕಂಥ ಆ ಪ್ರಕ್ರಿಯೆ ನಡೀತಾ ಇದೆ. ಪೂರ್ವ ಪ್ರಾಥಮಿಕ ಶಾಲೆಯಲ್ಲಿ ಗುರುತಿಸ್ತಕ್ಕಂಥದ್ದು ಆ ಥರದ ಮಕ್ಕಳನ್ನು ಮೊದಲೇ ನಮ್ಮ ಶಾಲಾ ವ್ಯಾಪ್ತಿಯಲ್ಲಿ ಇರ್ತಕ್ಕಂತಹ ವಸತಿ ಪ್ರದೇಶದಲ್ಲಿ ಆ ಥರದ ಮಕ್ಕಳು ಎಷ್ಟು ಇದ್ದಾರೆ ಅಂತಕ್ಕಂಥದ್ದು ನಮ್ಮ ಶಾಲಾ ವ್ಯಾಪ್ತಿಯಲ್ಲಿ ಇರ್ತಕ್ಕಂಥ ಶಿಕ್ಷಕರಿಂದ ಸರ್ವೆ ಆಗ್ತದೆ. ಸರ್ವೆ ಆದ ನಂತರ ಅಂಗನವಾಡಿ ಮುಖಾಂತರ ಮಾಹಿತಿ ತಗೊಂಡು ಅಥವಾ ನಮ್ಮ ವ್ಯಾಪ್ತಿಯಲ್ಲಿ ಆ ಥರದ ಮಕ್ಕಳು ಎಲ್ಲೂ ಉಳಿದೋಗ್ಬಾರ್ದು ಅದನ್ನು ಗಮನಿಸ್ಕೊಂಡು ಜೂನಲ್ಲಿ ಪ್ರಾಥಮಿಕ ಪ್ರಾರಂಭದಲ್ಲಿ ಆ ಮಕ್ಕಳನ್ನ ದಾಖಲು ಮಾಡ್ಕೊಳ್ತಕ್ಕಂಥ ಪ್ರಕ್ರಿಯೆ ಆಗುತ್ತೆ. ದಾಖಲು ಮಾಡ್ಕೊಂಡ ನಂತರ ಆ ಮಗುವಿಗೆ ಮೊದಲಿಗೆ ಏನು ಬೇಕು? ಮುಕ್ತ ವಾತಾವರಣ ಬೇಕು, ಶಾಲೆಗೆ ಬರ್ತಕ್ಕಂಥ ಪರಿಸರ ನಿರ್ಮಾಣ ಮಾಡಿಕೊಡ್ಬೇಕು, ಅದನ್ನ ಪರಿಸರ ನಿರ್ಮಾಣ ಅಂತ ಹೇಳ್ತೇವೆ. ಉದಾಹರಣೆಗೆ ಒಬ್ಬ ದೈಹಿಕ ನ್ಯೂನತೆ ಮಗು ಇದೆ, ಆ ಮಗು ಶಾಲೆಗೆ ಬರಬೇಕು. ಪ್ರಾರಂಭದಲ್ಲಿ ಮೆಟ್ಟಲು ಹತ್ತಲಿಕ್ಕೆ ಆಗೋದಿಲ್ಲ, ಏನು ಮಾಡ್ಬೋದು ಅದಕ್ಕೆ? ನಾವು ಅದಕ್ಕೆ ಇಳಿಜಾರು ವ್ಯವಸ್ಥೆಯನ್ನು ಮಾಡಿಕೊಳ್ಬೇಕು. ಹಾಗಾಗಿ ಸರ್ಕಾರ ಪ್ರತಿ ಶಾಲೆಯಲ್ಲೂ ಕೂಡ ಎಲ್ಲ ಶಾಲಾ ಕಚೇರಿಗಳಲ್ಲೂ ಕೂಡ ಪ್ರತಿಯೊಬ್ಬರಿಗೂ ಕೂಡ ಇಳಿಜಾರು ವ್ಯವಸ್ಥೆ ಅಲ್ಲಿ ಇರಲಿ. ಇಲ್ಲ ನಾವು ಈಗ ನೋಡ್ತೇವೆ ನೋಡಿ, ಎಲ್ಲ ಕಟ್ಟಡ ಪ್ರಾರಂಭ ಅಂತ ಎಲ್ಲ ಕಟ್ಟಡಗಳು ಇಳಿಜಾರು ವ್ಯವಸ್ಥೆ, ರ್ಯಾಂಪ್ಸ್ ಮತ್ತು ರೈಲಿಂಗ್ಸ್ ವ್ಯವಸ್ಥೆಯನ್ನು ಮಾಡ್ಕೊಂಡು ಇದು ಮುಕ್ತ ವಾತಾವರಣ ಅಂದರೆ ಪರಿಸರವನ್ನು ನಿರ್ಮಾಣ ಮಾಡ್ಕೊಳ್ತಕ್ಕಂಥ. ಇನ್ನು ಶಾಲಾ ಕೊಠಡಿಗೆ ಬಂದಮೇಲೆ ಆ ಮಕ್ಕಳನ್ನ ಗುರುತಿಸಿ ಆ ಮಗುಗೆ ಏನು ವ್ಯವಸ್ಥೆ ಬೇಕು ಆಸನದ ವ್ಯವಸ್ಥೆಯನ್ನು ಕಲ್ಪಿಸ್ತಕ್ಕಂಥದ್ದು. ಮೊದಲು ಶಾಲೆಗೆ ಬರಲಿಕ್ಕೆ ಒಂದು ಬ್ಯಾರಿಕೇ ಮುಕ್ತ ವಾತಾವರಣ ಕಲ್ಪಿಸೋದು, ಶಾಲೆ ಒಳಗಡೆ ಬಂದಮೇಲೆ ಸೊ ಆ ಮಗುಗೆ ಏನು ಬೇಕು? ಉದಾಹರಣೆಗೆ ಒಬ್ಬ ಶ್ರವಣದೋಷ ಮಗು ಇದೆ, ಸೊ ಅವನನ್ನು ಮಗುನ ಬೋಧನೆ ಮಾಡ್ತಕ್ಕಂಥ ಪ್ರಕ್ರಿಯೆ ನಮಗೆ ಗೊತ್ತಾಗುತ್ತೆ. ಯಾವ ಮಕ್ಕಳಿಗೆ ಏನೇನು ತೊಂದರೆ ಇದೆ ಅಂತೇಳಿ ಸಾಮಾನ್ಯವಾಗಿ ಶಿಕ್ಷಕ ಗುರುಸ್ಕೊಂಡಿರ್ತಾರೆ. ಸೊ ಅವರನ್ನು ಗಮನಿಸಿ ಮುಂದ್ಗಡೆ ಕೂರಿಸ್ಕೊಳ್ತಕ್ಕಂಥದ್ದು, ಆ ಮಗುಗೆ ಏನೋ ಕೇಳಿಸ್ಕೊಳ್ಳೋದು ಈ ಥರ ಏನೇನೋ ಅವನು ಇವು ಗೊತ್ತೇ ಆ ಅಂಗವಂಗನ ಚಲನಗಳು ಗೊತ್ತಾಗ್ತವೆ ನಮಗೆ. ಆವಾಗ ಮಗುನ ಮುಂದೆ ಕೂಡಿಸ್ಕೊಂಡು ಏನು ಸಮಸ್ಯೆ ಇದೆ ಅಂತೇಳಿ ಗುರುತಿಸ್ಕೊಂಡು ಪೋಷಕರ ಜೊತೆ ಮುಕ್ತವಾಗಿ ಚರ್ಚೆ ಮಾಡಬೇಕು. ಏನಾದರೂ ಹಿಂದೆ ಸಮಸ್ಯೆ ಇತ್ತ, ಹೇಗಿತ್ತು, ಯಾವಾಗಲಿಂದ ಆಗಿದೆ ಅಂತ ತಿಳ್ಕೊಂಡ ನಂತರ ಆ ಮಗುಗೆ ಮೊದಲು ನಾವು ಪ್ರಾರಂಭ ಹಂತದಲ್ಲಿ ಮಾಡಬೇಕು, ಆಸನ ವ್ಯವಸ್ಥೆಯನ್ನು ಕಲ್ಪಿಸ್ಕೊಡ್ಬೇಕು. ಕಲ್ಪಿಸಿಕೊಟ್ಟ ನಂತರ ನಮ್ಮ ತಂತ್ರಾಂಶದಲ್ಲಿ SATSಅಲ್ಲಿ ಮಗುವಿನ ಟ್ರ್ಯಾಕಿಂಗ್ ವ್ಯವಸ್ಥೆಯಲ್ಲಿ ಆ ಮಗುನ ನಾವು ಗುರುತು ಮಾಡ್ತೇವೆ. ಈ ಮಗುಗೆ ವಿಶೇಷ ಅಗತ್ಯ ಉಳ್ಳ ಮಗು, ಏನು ತೊಂದರೆ ಇದೆ ಪ್ರಾರಂಭಿಕ ಹಂತದಲ್ಲಿ, ಬಹುಶಃ ಈಗ ಪೂರ್ವ ಪ್ರಾರಂಭಿಕ ಹಂತದಲ್ಲೇ ಗುರುತಿಸೋದ್ರಿಂದ ಈಗಾಗಲೇ ಮಗುಗೆ ಏನಾದರೂ UDD ಕಾರ್ಡ್ ಆಗೋಗಿದ್ರೆ ನಮ್ಮ ಕೆಲಸ ಬಹಳ ಸುಲಭ, ಶಿಕ್ಷಕರ ಕೆಲಸ ಬಹಳ ಸುಲಭ. ಆಗದೇ ಇದ್ರೆ ನಾವು ಕೂಡಲೇ ಏನು ಮಾಡ್ತಾರೆ, ಅವ್ರು ನಮಗೆ ವಿಶೇಷ ಶಿಕ್ಷಕರಿಗೆ ನಮಗೆ ಅವರು ನಮಗೆ ಮಾಹಿತಿಯನ್ನು ಕೊಡ್ತಾರೆ. ನಾವು ಕೂಡಲೇ ಅಂತ ಶಾಲೆಗೆ ಭೇಟಿ ಕೊಟ್ಟು ಸೊ ಅವರನ್ನು ಏನು ಮಾಡ್ತೀವಿ ಆ ವರ್ಷ ನಮ್ಮಲ್ಲಿ ವೈದ್ಯಕೀಯ ತಪಾಸಣಾ ಶಿಬಿರಕ್ಕೆ ಬರ್ಮಾಡ್ಕೊಂಡು ವೈದ್ಯಕೀಯ ತಪಾಸಣೆ ಮಾಡೋರ ಮುಖಾಂತರ ಮಗು ಏನು ತೊಂದರೆ ಇದೆ ಅಂತಕ್ಕಂಥ ವ್ಯವಸ್ಥೆ ಆಗುತ್ತೆ.

0: ಆಗುತ್ತೆ. ಈ ನಡುವೆ ನಮ್ಮ ಜೊತೆನಲ್ಲಿ ಗ್ರಾಮ ಪಂಚಾಯತಿ ಹಂತದಲ್ಲಿ ಗ್ರಾಮೀಣ ಪುನರ್ವಸತಿ ಕಾರ್ಯಕರ್ತರು ಅಂತಿದ್ದಾರೆ, ಅವ್ರ ಹತ್ರ ಕೂಡ ಈ ಮಾಹಿತಿ ಇರ್ತದೆ. ಅವರು ಕೂಡ ಗಮನಕ್ಕೆ ಬಂದ ತಕ್ಷಣ ಇದನ್ನ ಅವ್ರಿಗೆ ಯುಡಿಡಿ ಕಾರ್ಡ್ ಮಾಡೋ ವ್ಯವಸ್ಥೆ ಆಗಿರ್ತದೆ. ಆಗಿರ್ಲಿಲ್ಲ, ಆಗಿದ್ರೆ ಸುಲಭ, ಆಗಲಿಲ್ಲ ಅಂದಾಗ ಅವ್ರು ನಮ್ಮ ಮಾಹಿತಿ ಕೊಟ್ಟಾಗ ನಮ್ಮಲ್ಲಿ ವೈದ್ಯಕೀಯ ತಪಾಸಣಾ ಶಿಬಿರದಲ್ಲಿ ಕರ್ಕೊಂಡ್ಬಂದು ವೈದ್ಯರನ್ನ ಅಗತ್ಯ ತಜ್ಞ ವೈದ್ಯರನ್ನ ಭೇಟಿ ಮಾಡಿ ಅವರಿಗೆ ಯುಡಿಡಿ ಕಾರ್ಡ್ ಕೊಡ್ತಕ್ಕಂಥ ವ್ಯವಸ್ಥೆ ಆಗುತ್ತೆ. ಇದು ಪ್ರಾರಂಭಿಕ ಹಂತ.
1: ಸರ್, ಇದ್ರ ಜೊತೆಗೆ ಆ ಕ್ಷೇತ್ರ ಸಮನ್ವಯ ಶಿಕ್ಷಣ ಸಂಪನ್ಮೂಲ ಶಿಕ್ಷಕರಾಗಿ ತಮ್ಮ ಒಂದು ಜವಾಬ್ದಾರಿಗಳು ಏನಿರುತ್ತೆ ಸರ್?
0: ನಮ್ಮಲ್ಲಿ ಈ ಮೊದಲೇ ಹೇಳಿದಾಗೆ ನಮ್ಮ ಸಾಮಾನ್ಯ ಶಾಲೆಗಳಲ್ಲಿ ಈ ತರದ ಮಕ್ಕಳನ್ನ ಯಾವುದೇ ಕಾರಣಕ್ಕೂ ಬೇರೆ ಬೇರೆ ನ್ಯೂನ್ಯತೆಗಿಡಿದೆ ಅನ್ನುವ ಕಾರಣಕ್ಕೆ ಶಾಲೆ ವ್ಯಾಪ್ತಿಯಿಂದ ಹೊರಗುಡಿದೆ ಅಂತ ನೋಡ್ಕೊಳ್ತಕ್ಕಂಥದ್ದು ಮೊದಲ ಜವಾಬ್ದಾರಿ. 6 ರಿಂದ 18 ವರ್ಷದ ಒಳಗಿನ ಮಕ್ಕಳು ಯಾವ ಕಾರಣಕ್ಕೂ ಕೂಡ ಅಂದ್ರೆ ನ್ಯೂನ್ಯತೆಗಳ ನೆಪದಲ್ಲಿ ಆಚೆ ಉಳಿಯಬಾರ್ದು. ಆ ಮಗು ಕೂಡ ಮೊದಲು ಶಾಲೆಗೆ ದಾಖಲಾಗಿ ನೋಡ್ತಕ್ಕಂಥದ್ದು ನಮ್ಮ ಮೊದಲ ಕರ್ತವ್ಯ. ದಾಖಲ ಆದ ಮೇಲೆ ಶಾಲೆಯಲ್ಲಿ ಆ ಥರದ ಏನೇನು ಸೌಲಭ್ಯ, ನಾವು ಮೊದಲು ಹೇಳಿದಾಗೆ ಭೌತಿಕ ಸೌಲಭ್ಯಗಳು ಶಾಲೆಯಲ್ಲಿ ಕಲ್ಪಿಸಲಿಕ್ಕೆ ವ್ಯವಸ್ಥೆ, ಒಂದು ಶೌಚಾಲಯ ಅಥವಾ ಇಳಿಜಾರು ವ್ಯವಸ್ಥೆ, ರೈಲಿಂಗ್ಸ್ ವ್ಯವಸ್ಥೆ ಆ ಶಾಲೆಗೆ, ಪ್ರತಿಯೊಂದು ಶಾಲೆಗೂ ಕೂಡ ಆ ಥರದ ಮಕ್ಕಳಿಗೆ ಅನುಕೂಲ ಆಗುವ ನಿಟ್ಟಿನಲ್ಲಿ ಮೊದಲಿಗೆ ಇದು 2ನೇ ಹಂತ. 3ನೇ ಹಂತದಲ್ಲಿ ಬೋಧನೆ ಸಂದರ್ಭದಲ್ಲಿ ಉದಾಹರಣೆಗೆ ಬೌದ್ಧಿಕ ವಿಕಲತೆ ಮಕ್ಕಳಿದ್ದರೆ ನಮ್ಮ ಶಿಕ್ಷಕರಿಗೆ ಸವಾಲಾದಾಗ ಶಾಲೆಯಲ್ಲಿ 20-30-40 ಮಕ್ಕಳು ಇರ್ತವೆ ತರಗತಿನಲ್ಲಿ, ಈ ಥರದ ಒಂದು ಮಗು ಅಥವಾ 2 ಮಗು ಸಿಗಬಹುದು. ಈ ಒಂದು ಮಗು ನೋಡಲಿಕ್ಕೆ 39 ಮಕ್ಕಳನ್ನು ಹೇಗೆ ಗಮನಿಸಬೇಕು, ಅದರ ನಡುವೆ ಇದನ್ನು ಹೇಗೆ ಜೊತೆಲಿ ಕರ್ಕೊಂಡು ಹೋಗ್ತಕ್ಕಂಥದ್ದು ಹೇಗೆ, ನಮ್ಮ ಗ್ರಾಮೀಣ ಪರಿಸರದಲ್ಲಿ ಒಬ್ಬ ತಾಯಿ ತನ್ನ 3 ಮಕ್ಕಳನ್ನು ದೊಡ್ಡ ಮಕ್ಕಳನ್ನ ಪಕ್ಕದಲ್ಲಿ ಇಟ್ಕೋತಾಳೆ, ಆ ಮಗು ಇನ್ನೊಂದು ಚಿಕ್ಕ ಮಗುನ ಕೈ ಹಿಡ್ಕೊಳುತ್ತೆ, ಇನ್ನೊಂದು ಮಗು ಕೈ, ಹಾಗೆ ಜೊತೆಲಿ ಕರೆದಿರ್ತಕ್ಕಂಥ ಕೆಲಸವನ್ನು ಆಗೋ ನಿಟ್ಟಿನಲ್ಲಿ ನಮ್ಮ ಶಿಕ್ಷಕರಿಗೆ ಆ ಥರದ ಮಕ್ಕಳು ಬಂದಾಗ ಏನೇನೆಲ್ಲ ಸವಾಲಿದೆ, ಕಲಿಕಾ ನ್ಯೂನ್ಯತೆ ಇರ್ಬೋದು ಅಥವಾ ಕಲಿಕೆಯಲ್ಲಿ ಹಿಂದುಳಿದಿರ್ಬೋದು ಅಥವಾ ಆ ಮಗು ಹೈಪರ್ ಆಕ್ಟಿವಿಟೀಸ್ ಆದಾಗ ಹೇಗೆ ಅವನ್ನ ಕಂಟ್ರೋಲ್ ಮಾಡ್ತಕ್ಕಂಥದ್ದು, ಇದನ್ನು ಶಿಕ್ಷಕರಿಗೆ ಮನದಟ್ಟು ಮಾಡ್ಕೊಳ್ತವೆ. ಮನದಟ್ಟು ಮಾಡುವ ಮುಖಾಂತರ ಅವ್ರು ಏನೆಲ್ಲ ಸೌಲಭ್ಯ ಅವರು ಸವಾಲು ಎದುರಿಸ್ತಾರೆ ಅವ್ರ ಜೊತೆ ನಾವು ಕೂಡ ಇಂಟ್ರಾಕ್ಟ್ ಮಾಡ್ತೇವೆ, ಅವರಿಂದ ಮಾಹಿತಿ ಪಡ್ಕೊಂಡು ಈ ಬೌದ್ಧಿಕ ವಿಕಲತೆ ಏನಾದ್ರು ದೊಡ್ಡದಾಗಿದ್ದರೆ ನಮ್ಮ ಸಂಪನ್ ಆ ಮಕ್ಕಳಿಗಾಗಿಯೇ ಕ್ಷೇತ್ರ ಸಂಪನ್ಮೂಲ ಕೇಂದ್ರದಲ್ಲಿ ಒಂದು ವಿಭಾಗನೇ ಇದೆ, ಸಮನ್ವಯ ಶಿಕ್ಷಣ ಸಂಪನ್ಮೂಲ ಕೇಂದ್ರ ಅಂತ ಒಂದು ವಿಭಾಗ ಇದೆ. ಆ ವಿಭಾಗದಲ್ಲಿ ನಾವು 4 ವಿಶೇಷ ಶಿಕ್ಷಕರು ಕೆಲಸ ಮಾಡ್ತಾ ಇದ್ದೇವೆ. ಅದರಲ್ಲಿ ಈ ವರ್ಷ ನಮ್ಮಲ್ಲಿ 3 ಜನ ಕೆಲಸ ಮಾಡ್ತಾ ಇದ್ದೇವೆ. ಪ್ರಾಥಮಿಕ ಹಂತದಲ್ಲಿ 2 ವಿಶೇಷ ಶಿಕ್ಷಕರು ಮತ್ತು ಪ್ರೌಢ ಹಂತದಲ್ಲಿ 1 ಶಿಕ್ಷಕರಿದ್ವಿ. ಇವ್ರನ್ನ ಗುರುತಿಸಿ ಶಿಕ್ಷಕರಿಂದ ಮಾಹಿತಿಯನ್ನು ಪಡ್ಕೊಂಡು ಅವರನ್ನು ಮೊದಲು ದಾಖಲು ಮಾಡ್ತಕ್ಕಂಥದ್ದು, ದಾಖಲು ಮಾಡಾದ್ಮೇಲೆ ಅವ್ರನ್ನ SATS ತಂತ್ರಾಂಶದಲ್ಲಿ ಅವ್ರನ್ನ ದಾಖಲು ಅದನ್ನು ತೋರಿಸ್ತಕ್ಕಂಥದ್ದು ಆದ ನಂತರ ಈ ಥರ ತೋರಿಸಿದಾಗ ಪ್ರಸ್ತುತ ವರ್ಷ ನಮ್ಮ ತಾಲೂಕಿನಲ್ಲಿ 272 ಮಕ್ಕಳನ್ನು ಬೇರೆ ಬೇರೆ ನ್ಯೂನತೆ ಉಳ್ಳ ಮಕ್ಕಳನ್ನು ಗುರುಸ್ಕೊಂಡಿದ್ದೇವೆ. ಇದನ್ನು ಜಿಲ್ಲಾ ಹಂತಕ್ಕೆ ರಾಜ್ಯ ಹಂತಕ್ಕೆ ಈ ಎಲ್ಲ ಮಕ್ಕಳನ್ನ ಟ್ರ್ಯಾಕಿಂಗ್ ಮಾಡ್ತಕ್ಕಂಥ ವ್ಯವಸ್ಥೆ ಆಗುತ್ತೆ. ಇದು ಪ್ರಾರಂಭಿಕ ಹಂತದಲ್ಲಿ.
1: ಸರ್, ಈಗ ತಾವು ಹೇಳ್ದಂಗೆನೆ ಈ ತರ ಒಂದು ಪ್ರಾರಂಭಿಕ ಹಂತದಲ್ಲಿ ಈ ತರ ಮಕ್ಕಳನ್ನ ಗುರುತಿಸಿ ಆ ಮಕ್ಕಳನ್ನ ಶಾಲೆಗೆ ಸೇರಿಸಿದ ನಂತರ ಅಲ್ಲಿ ಆ ಒಂದು ಮಕ್ಕಳಿಗೊಂದು ವಿದ್ಯಾಭ್ಯಾಸಕ್ಕೆ ಅನುಗುಣವಾಗಿ ಅಂದ್ರೆ ಇತರೆ ಮಕ್ಕಳ ಜೊತೆ ಕಲಿಯುವಾಗ ಯಾವ ರೀತಿಯ ಒಂದು ಅನುಕೂಲಗಳನ್ನ ಆ ಮಕ್ಕಳಿಗೆ ಕಲ್ಪಿಸಲಾಗ್ತಾ ಇದೆ ಸರ್?
0: ನಾನು ಮೊದಲೇ ಹೇಳಿದಾಗೆ ಆ ಮಕ್ಕಳಿಗೆ ತನ್ನ ಸಹಾಯಕ ವಿದ್ಯಾರ್ಥಿ ಜೊತೆನಲ್ಲಿ ಅವನ ಸ್ನೇಹಿತ ಗೆಳೆಯನ ಸಹಾಯದಿಂದ ಮೊದಲ ಅವಶ್ಯಕತೆ ಮೊದಲು ಅವನಿಗೆ ಅವಕಾಶ ಮಾಡಿಕೊಡ್ತವೆ. ಅವನಿಗೆ ಏನು, ಉದಾಹರಣೆಗೆ ಒಂದು ಮಗು ಇದೆ, ಅವನನ್ನ ಇನ್ನೊಂದು ಮಗುಗೆ ಅವನ ಜೊತೆಲಿ ತೀರಾ ಅವನಿಗೆ ತೀರಾ ನಿಯರೆಸ್ಟ್ ಹತ್ತಿರದ ಗೆಳೆಯ, ಆಪ್ತ ಗೆಳೆಯ ಅಂತ ಹೇಳ್ತೀವಿ, ಆ ಆಪ್ತ ಗೆಳೆಯನ ಒಬ್ಬನ ಅವನಿಗೆ ಜೊತೆ ಮಾಡ್ತಕ್ಕಂಥದ್ದು, ಅವನು ಅವನಿಗೆ ಬೇಕು ಬೇಡಗಳು ಏನಿದೆ ಅದನ್ನ ಗುರುತಿಸ್ಕೊಂಡು ಪಕ್ಕದಲ್ಲಿ ಅವನಿಗೆ ಸಹಾಯ ಮಾಡ್ತಕ್ಕಂಥದ್ದು, ಅದನ್ನ ಶಿಕ್ಷಕರು ಅದನ್ನ ಗಮನಿಸ್ತಾ ಹೋಗ್ತಾರೆ. ಸೊ ಅವನು ಏನಿದ್ರು ಪಕ್ಕದ ಮಗುಗೆ ಅವಕಾಶ ಮಾಡಿಕೊಡ್ಬೇಕು, ಅವನ ಜೊತೆ ಕರ್ಕೊಂಡು ಹೋಗ್ತಕ್ಕಂಥದ್ದು, ಅವನಿಗೆ ಹತ್ತಿರದಲ್ಲಿ ಸಹಾಯ ಮಾಡೋದ್ರಿಂದ ಒಂದು ಪೆನ್ನು ಪುಸ್ತಕ ಕೊಡ್ತಕ್ಕಂಥದ್ದು ಅಥವಾ ಬಗ್ಗಿ ಮಾಡಲಿಕ್ಕೆ ಅಥವಾ ಹೊರಗಡೆ ಶೌಚಾಲಯ ಕರ್ಕೊಂಡು ಹೋಗಕ್ಕೆ ಆಗದೇ ಇದ್ದ ಸಂದರ್ಭದಲ್ಲಿ ತನ್ನ ಸಹಪಾಠಿಗಳ ಜೊತೆನಲ್ಲೇ ಮೊದಲು ಅವನಿಗೆ ನಾವು ಅವನಿಗೆ ಒಂದು ಜೊತೆಗೂಡಿಸ್ತಕ್ಕಂಥ ಕೆಲಸ ಆಗುತ್ತೆ. ತದನಂತರ ನಮ್ಮ ಮಕ್ಕಳು ನಮ್ಮ ಶಾಲೆ ಶಿಕ್ಷಕರು ಅವ್ರನ್ನ ಗಮನಿಸ್ಕೊಂಡು ಅವ್ನಿಗೆ ಏನೆಲ್ಲ ಸೌಲಭ್ಯಗಳು ಬೇಕು, ಉದಾಹರಣೆಗೆ ನಾನು ಮೊದಲು ಹೇಳಿದಾಗೆ ಶ್ರವಣ ದೋಷ ಕಂಡು ಬಂದಿದೆ ಅಂತ ಏನು ಕಂಡು ಬಂದರೆ ಕೂಡಲೇ ವೈದ್ಯಕೀಯ ತಪಾಸಣೆ ಶಿಬಿರ ಮಾಡಿಸಿ ಅವನಿಗೆ ಶ್ರವಣೋಪಕರಣ ಕೊಡ್ತಕ್ಕಂಥ ವ್ಯವಸ್ಥೆಯನ್ನು ಆಗುತ್ತೆ. ಒಂದು ಪುನರ್ವಸತಿ ಕಾರ್ಯಕ್ರಮ ಮೊದಲು ದಾಖಲು ಮಾಡ್ತೇವೆ, ದಾಖಲು ಮಾಡಾದ್ಮೇಲೆ ಪುನರ್ವಸತಿಗೆ ಅಥವಾ ತಜ್ಞ ವೈದ್ಯರ ಬಳಿಗೆ ಕಳಿಸ್ಲಿಕ್ಕೆ ವ್ಯವಸ್ಥೆ ಮಾಡ್ತೇವೆ. ಅದು ಇಲ್ಲ ಅಂತಂದರೆ ನಮ್ಮ ಜೊತೆಲಿ ಕೆಲಸ ಮಾಡ್ತಕ್ಕಂಥ ಸ್ವಾಮಿ ವಿವೇಕಾನಂದ ಮೇಣಿಸಲು ಕೂಡ ಈ ಅವಕಾಶಗಳಿವೆ. ಅವ್ರ ಮುಖಾಂತರ ಅಥವಾ ನಮ್ಮ ವಾಕ್ಶ್ರವಣ ಮತ್ತು ತರಬೇತಿ ಸಂಸ್ಥೆ ಮೈಸೂರಿಗೆ ಅವರನ್ನು ಕಳಿಸೋದ್ರ ಮುಖಾಂತರ ಅವರಿಗೆ ಏನೆಲ್ಲ ಸೌಲಭ್ಯಗಳಿವೆ ಕೂಡಲೇ ಅದನ್ನು ಪರಿಹಾರ ಮಾಡಿ ಮೊದಲು ಪುನರ್ವಸತಿ ಕಲ್ಪಿಸ್ತಕ್ಕಂಥದ್ದು, ತದನಂತರ ಅವ್ನಿಗೆ ಏನೆಲ್ಲ ಸೌಲಭ್ಯಗಳು ಬರ್ತವೆ, ಸರ್ಕಾರದಿಂದ ಏನೆಲ್ಲ ಸೌಲಭ್ಯಗಳು ಬರ್ತವೆ ಅಂತಕ್ಕಂಥದ್ದನ್ನು 2ನೇ ಹಂತದಲ್ಲಿ ಮಾಡ್ತಕ್ಕಂಥ ಕೆಲಸವನ್ನು ಮಾಡ್ತಾ ಬರ್ತಾ ಇದೆ.
1: ಸರ್,

0: ಇದ್ರ ಜೊತೆಗೆ ಈಗ ತಾವು ಹೇಳ್ದಂಗೆನೆ ಇದು ಮಕ್ಕಳ ಕಲಿಕೆಗೆ ಒಂದು ಬೋಧನಕ್ಕೆ ಅನುಗುಣವಾಗಿ ಏನಾದರೂ ಬೇರೆ ಬೇರೆ ವಿಧಾನಗಳಲ್ಲಿ ಏನಾದರೂ ಬದಲಾವಣೆಗಳನ್ನ ಮಾಡಲಾಗ್ತಾ ಇದೆ ಹೇಗೆ ಸರ್?
1: ಖಂಡಿತ ಬದಲಾವಣೆಗಳು ಮಾಡಲಿಕ್ಕೆ ನಮ್ಮಲ್ಲಿ ಶಿಕ್ಷಕರಿಗೆ ಆಗಿಂದಾಗೆ ತರಬೇತಿಯನ್ನು ಕೊಡ್ತೇವೆ. ಶ್ರವಣ ದೋಷ ಉಳ್ಳ ಮಕ್ಕಳಿರ್ಬೋದು, ಬೌದ್ಧಿಕ ವಿಕಲತೆ ಉಳ್ಳ ಮಕ್ಕಳಿರ್ಬೋದು, ಅಥವಾ ಸಿಪಿ ಸೆಲೆಬ್ರಲ್ ಪಾಲಿಸಿ ಮಕ್ಕಳಿರ್ಬೋದು, ವಿಶೇಷವಾಗಿ ಆರ್ಟಿಸಂ ಮಕ್ಕಳಿದ್ದಾಗ. ಸೊ ಈ ಆರ್ಟಿಸಂ ಮಕ್ಕಳನ್ನ ಹೇಗೆ ನಾವು ಅವ್ರನ್ನ ಗುರುತಿಸ್ಕೋಬೇಕು, ಹೇಗೆ ಅವನನ್ನ ನಾವು ಮೇನ್ ಸ್ಟ್ರೀಮ್ ಕರಲಿಕ್ಕೆ ಮಾರ್ಗೋಪಾಯಗಳೇನು ಇದನ್ನ ಮಾಡ್ಬೋದಾ ಅನ್ನೋ ನಿಟ್ಟಿನಲ್ಲಿ ನಾವು ಶಿಕ್ಷಕರಿಗೆ ನಾವು ಆಗಿಂದಾಗೆ ತರಬೇತಿಯನ್ನು ಕೊಡ್ತೇವೆ. ಉದಾಹರಣೆಗೆ ಕಳೆದ ವರ್ಷ ವಾಕ್ ಮತ್ತು ಶ್ರವಣ ತರಬೇತಿ ಸಂಸ್ಥೆಯಲ್ಲಿ ಹಂತ ಹಂತವಾಗಿ ಎಲ್ಲ ಬ್ಲಾಕ್ನ ಎಲ್ಲ ಶಿಕ್ಷಕರಿಗೆ ಈ ಥರದ ತರಬೇತಿಯನ್ನು ಕೊಡಲಾಗ್ತದೆ. ನಮಗೂ ಕೂಡ ಎಲ್ಲ ಮುಖ್ಯ ಶಿಕ್ಷಕರಿಗೆ ಅಲ್ಲೇ ತರಬೇತಿ ಕೊಡ್ತಕ್ಕಂಥ ವ್ಯವಸ್ಥೆ ಆಗಿದೆ. ಅವ್ರನ್ನ ಕಂಡುಹಿಡಿದು ಆ ಮೂಲಕ ಅವ್ರಿಗೆ ಕೊಡ್ತಕ್ಕಂಥ ವಿಧಾನಗಳು, ಬೇರೆ ಬೋಧನಾ ವಿಧಾನಗಳು ಏನಿದೆ. ಉದಾಹರಣೆಗೆ ನಮ್ಮಲ್ಲಿ 2 ದಿನ ಅವಕಾಶ ಇದೆ. ನಮ್ಮಲ್ಲಿ ಒಂದು ಶಾಲಾ ತರಬೇತಿ ಸಂಸ್ಥೆ SRP ಸ್ಕೂಲ್ ರೆಡಿನೆಸ್ ಪ್ರೋಗ್ರಾಮ್ ಅಂತ ಶಾಲಾ ಸಿದ್ಧತಾ ಕೇಂದ್ರ ಅಂತ ಓಪನ್ ಮಾಡಿ ತೆಗೆದಿದ್ದೇವೆ. ವಾರದಲ್ಲಿ 2 ದಿನ ಇರ್ತದೆ, ಪ್ರತಿ ಸೋಮವಾರ ಮತ್ತೆ ಗುರುವಾರ ಅಲ್ಲಿರ್ತದೆ. ಸೊ ಆ ಥರದ ಮಕ್ಕಳನ್ನ ಪೋಷಕರು ಕರ್ಕೊಬಂದಾಗ ಮೊದಲು ಪೋಷಕರಿಗೆ ನಾವು ಮೊದಲು ಅವರಿಗೆ ಹೇಳ್ಕೊಡ್ತೇವೆ ಏನ್ ಮಾಡ್ಬೇಕು ಈ ಮಗುಗೆ. ಉದಾಹರಣೆಗೆ ಒಂದ್ ಮಗುಗೆ ತನ್ನ ಬಟ್ಟೆಗಳನ್ನ ತಾನೇ ಹಾಕೋಬೇಕು, ಗುಂಡಿಗಳನ್ನ ಹಾಕೋಬೇಕು, ಅದು ಒಂದು ಪ್ರಕ್ರಿಯೆ. ಆ ಪ್ರಕ್ರಿಯೆ ಒಂದು ಹಂತದಲ್ಲೇ ಮುಗಿಯಲ್ಲ, ಅನೇಕ ಸಲ ಮೇಲೆ ಬಣ್ಣ ಬಣ್ಣದ ವಸ್ತುಗಳನ್ನ ಜೋಡಿಸ್ತಕ್ಕಂಥದ್ದು. ಆ ಮೂಲಕ ಒಂದಾದ್ಮೇಲೆ ಒಂದು ಆಕೃತಿ ಆಧಾರದ ಮೇಲೆ, ಬಣ್ಣದ ಆಧಾರದ ಮೇಲೆ ಈ ತರ ಬಂದಾಗ ಮಗುವನ ಗಮನವನ್ನ ನಮ್ಮ ಕಡೆ ಸೆಳೆದು ಆ ಮೂಲಕ ಅವನ್ನ ಮೇನ್ ಸ್ಟ್ರೀಮ್ಗೆ ತರ್ತಕ್ಕಂಥದ್ದು. ಈ ವಿಧಾನವನ್ನು ನಾವು ಅನುಸರಿಸ್ಕೊಂಡು ಶಿಕ್ಷಕರಿಗೆ ಅದನ್ನ ನಾವು ಉಪಯೋಗ ಆಗುವಂತ ಮಾಡ್ಕೊಳ್ತೇವೆ. ಮೊದಲು ಆ ಮಗು ಶಾಲೆಗೆ ಬರಬೇಕು, ಬಂದ ನಂತರ ತನ್ನ ಗೆಳೆಯನ ಜೊತೆಯಲ್ಲಿ ಅವನ ಮಟ್ಟಕ್ಕೆ ಅಲ್ಲದೇ ಇದ್ರು ಕೂಡ ಅವ್ನು ಸರಿಸಮಕ್ಕೆ ಅಲ್ಲದೇ ಇದ್ರು ಕೂಡ ತಾನು ಕೂಡ ತನ್ನ ಹಂತದಲ್ಲಿ ಭಾಗಿಯಾಗುವ ವ್ಯವಸ್ಥೆನಲ್ಲಿ ಬೋಧನಾ ವಿಧಾನಗಳು. ನಮ್ಮಲ್ಲಿ ಕೂಡ ಸಾಕಷ್ಟು ಶಿಕ್ಷಕರಿಗೆ ಮತ್ತೆ ನಮಗೆ ತರಬೇತಿ ವ್ಯವಸ್ಥೆ ಇದೆ, ಜಿಲ್ಲಾ ಹಂತದಲ್ಲಿ ರಾಜ್ಯ ಹಂತದಲ್ಲಿ ಅದನ್ನು ಪಡ್ಕೊಂಡು ಬಂದು ಶಿಕ್ಷಕ ಕೂಡ ನಾವು ತರಬೇತಿಯನ್ನು ಕೊಡಲಾಗುತ್ತೆ.
0: ಓಕೆ ಸರ್, ಈಗ ತಾವು ಹೇಳಿದಂಗೆ ಈಗ ಒಂದೊಂದು ದೃಷ್ಟಿದೋಷ ಇರ್ಬೋದು, ಶ್ರವಣ ದೋಷ ಇರ್ಬೋದು, ಅಥವಾ ದೈಹಿಕ ಮತ್ತು ಈ ಒಂದು ಬೌದ್ಧಿಕ ವಿಕಲತೆ ಹೊಂದಿರತಕ್ಕಂಥ ಮಕ್ಕಳಿಗೆ ಯಾವ ರೀತಿಯ ಒಂದು ಶೈಕ್ಷಣಿಕ ಸಹಾಯವನ್ನು ನೀಡಲಾಗ್ತಾ ಇದೆ ಸರ್?
1: ಮೊದಲಿಗೆ ದೃಷ್ಟಿದೋಷ ಉಳ್ಳ ಮಕ್ಕಳಿಗೆ ಆ ಥರ ಕಂಡು ಬಂದ ತಕ್ಷಣ ಕೂಡಲೇ ನಾವು ತಾಲೂಕು ಪ್ರಾಥಮಿಕ ಆರೋಗ್ಯ ಕೇಂದ್ರಕ್ಕೆ ಅವರನ್ನು ರೆಫರ್ ಮಾಡ್ತೇವೆ. ಅಲ್ಲಿ ಅವ್ರನ್ನ ತಪಾಸಣೆ ಮಾಡಿ ವೈದ್ಯಕೀಯ ಇಲಾಖೆಯಿಂದ ಕೂಡ ಅವರಿಗೆ ಪ್ರತಿ ವರ್ಷ ಕನ್ನಡಕ ಕೊಡ್ತಕ್ಕಂಥ ವ್ಯವಸ್ಥೆ ಆಗಿದೆ ಲೋವಿಸ್ ಅಂತ. ಅವ್ರು ಕೊಟ್ಟ ನಂತರ ಅವರಿಗೆ ಅದೊಂದು ಪುನರ್ವಸತಿ ಅದು ಕಲ್ಪಿಸ್ಕೊಟ್ರೆ ಸಾಕು. ಅಥವಾ ಆ ಮಗುಗೆ ಇನ್ನೂ ಏನೋ ತೊಂದರೆ ಇದೆ ಅಂತ ಹೇಳಿದ್ರೆ ನಮ್ಮ ಶಿಕ್ಷಣ ಇಲಾಖೆಯಿಂದ ಆ ಮಕ್ಕಳಿಗೆ ಕೊಡ್ತಕ್ಕಂಥ ಸೌಲಭ್ಯಗಳು ಅಂದರೆ ಈ ವೈದ್ಯಕೀಯ ತಪಾಸಣಾ ಶಿಬಿರದಲ್ಲಿ ಕನ್ನಡಕ ಕೊಡ್ತಕ್ಕಂಥದ್ದು, ಇನ್ನೂ ಅಗತ್ಯ ಉಳ್ಳದಂದರೆ ಬೂತ್ ಕನ್ನಡಿನ ಕೊಡ್ತಕ್ಕಂಥದ್ದು, ಅಥವಾ ಬುದ್ಧಿಮಾನ ದೃಷ್ಟಿದೋಷ ಉಳ್ಳ ಮಕ್ಕಳಿಗೆ ಕಾಣದೇ ಇಲ್ಲ ಅಂತಂದ್ರೆ ಬ್ರೈಲ್ ಲಿಪಿ ಅನ್ನೋ ಪುಸ್ತಕವನ್ನು ಕೊಡ್ತಕ್ಕಂಥ ವ್ಯವಸ್ಥೆ ನಮ್ಮಲ್ಲಿ ಇದೆ.
0: ಅದ್ರ ಬಗ್ಗೆ ಮುಂದುವರಿಸೋಣ ಸರ್. ಒಂದು ಕರೆ ಇದೆ. ಹಲೋ
2: ಸರ್, ನಮಸ್ತೆ ಸರ್.
0: ನಮಸ್ತೆ, ತಮ್ಮ ಹೆಸರು?
2: ಶ್ರೀಧರ್ ಅನ್ಬಿಟ್ಟು.
0: ಹಾ ಶ್ರೀಧರ್ ಅವ್ರು ಹೇಳಿ, ತಮ್ಮ ಪ್ರಶ್ನೆ ಏನು ಅಂತ?
2: ಸರ್, ವಿಶೇಷ ಮಕ್ಕಳಿಗೆ ಸಂಬಂಧಪಟ್ಟಂತೆ
0: ಸ್ಪೋರ್ಟ್ಸ್ ರಿಲೇಟೆಡ್?
2: ಹೌದು,
1: ಸದ್ಯಕ್ಕೆ ನಮ್ಮಲ್ಲಿ ವರ್ಷಕ್ಕೆ ಒಮ್ಮೆ ಆ ತರದ ಮಕ್ಕಳಿಗೆ ಕ್ರೀಡೆ ಮತ್ತು ಅವರಿಗೆ ಒಂದು ವರ್ಷದಲ್ಲಿ ಒಮ್ಮೆ ಮಾತ್ರ ಮಕ್ಕಳಿಗೆ ಮಾಡಲಿಕ್ಕೆ ಅವಕಾಶ ಇದೆ ಶ್ರೀಧರ್ ಅವರೇ. ಅದನ್ನ ನಾವು ವರ್ಷಕ್ಕೊಮ್ಮೆ 4 ಕೇಂದ್ರಗಳಲ್ಲಿ ನಡೆಸ್ತೇವೆ. ಪ್ರಾಥಮಿಕ ಹಂತದಲ್ಲಿ 2 ಕೇಂದ್ರ ಮತ್ತೆ ಪ್ರೌಢ ಹಂತದಲ್ಲಿ 2 ಕಡೆ ಆ ಮಕ್ಕಳಿಗೆ ಕ್ರೀಡೆ ಮತ್ತು ವರ ಸಂಚಾರ ಅಂತೇಳಿ ಕಾರ್ಯಕ್ರಮವನ್ನು ಹಮ್ಮಿಕೊಂಡು ಆ ಮಕ್ಕಳನ್ನು ಮಾಡ್ತಕ್ಕಂಥ ಕೆಲಸ ನಮ್ಮಿಂದ ನಮ್ಮ ಶಾಲಾ ಶಿಕ್ಷಣ ಇಲಾಖೆಯಿಂದ ಅದು ಆಗ್ತಾ ಇದೆ. ಏನ್ ಸಮಸ್ಯೆ ಆಗ್ತಾ ಇದೆ ಶ್ರೀಧರ್ ಅವರೇ?
2: ಅಸೆಸ್ಮೆಂಟ್ ರಿಲೇಟೆಡ್ ಏನಾಗ್ತಿದೆ ಅಂದ್ರೆ ಗವರ್ಮೆಂಟ್ ಆಸ್ಪತ್ರೆಗಳಲ್ಲಿ ಶಾಲಾ ಮಕ್ಕಳಿಗೆ ಸರ್ಕಾರಿ ವೈದ್ಯರಲ್ಲಿ ಅಸೆಸ್ಮೆಂಟ್ ಆದ್ರೂ ಕೂಡ ಅಲ್ಲಿಂದ ಅಪ್ರೂವಲ್ ಮಾಡುವಂತದ್ದು ತುಂಬಾ ಲೇಟ್ ಆಗ್ತಿದೆ, ತಡ ಆಗ್ತಿದೆ ಸರ್.
1: ಈಗ ನಾವು ಏನ್ ಮಾಡಬಹುದು ಅಂತಂದ್ರೆ, ಮೊದಲಿಗೆ ನಾವು ವೈದ್ಯರನ್ನ ಸಂಪರ್ಕಿಸಿ ಅವರಿಗೆ ಆನ್ಲೈನ್ ನೋಂದಣಿ ಮಾಡಿ ಆ ನಂತರ ವೈದ್ಯರಿಂದ ಅವರಿಗೆ ಅದನ್ನ ಅವ್ರಿಗೇನು ಎಷ್ಟು ಹಂತದಲ್ಲಿ ತೊಂದರೆ ಇದೆ ಅಂತಕ್ಕಂಥದ್ದು ಗೊತ್ತಕ್ಕಂಥ ಕೆಲಸ ಅದಾಗ್ತಾ ಇದೆ. ಅದು ನಿಮ್ಗೆ ಹೇಳಿದಾಗ ಆನ್ಲೈನ್ ಪ್ರಕ್ರಿಯೆ ಆದ್ರಿಂದ ನೀವು ಹೇಳಿದಾಗ ಸ್ವಲ್ಪ ಸಮಸ್ಯೆ ಆಗ್ತಾ ಇದೆ. ಕೆಲವೊಮ್ಮೆ ಕೆಲವು ಮಕ್ಕಳಿಗೆ ಒಂದು ವಾರಕ್ಕೆ ಬರ್ತಕ್ಕಂಥ ಅವಕಾಶಗಳು ಕೂಡ ಇದೆ. ಅದು ಆನ್ಲೈನ್ ಪ್ರಕ್ರಿಯೆ ಆದ್ರಿಂದ ಮುಂದಿನ ದಿನಗಳಲ್ಲಿ ನೋಡೋಣ, ಮಾತಾಡೋಣ ಅವ್ರ ಹತ್ರ. ಆಗ್ಬೋದಾ? ಮೊದಲಿಗೆ ಗುರುತಿಸ್ಕೊಂಡು ಆ ಥರದ ಮಕ್ಕಳೇನಿದ್ರೆ ನಮಗೆ ಪಟ್ಟಿ ಕೊಟ್ಟರೆ ನಾವು ಕೂಡ ವೈದ್ಯರ ಹತ್ರ ಮಾತಾಡಿ ನಾವು ಈಗ ಒಂದು ಇನ್ನೊಂದ್ಸರಿ ಕೇಳಿದ್ವಿ ಕಳೆದ ಸಲ ಏನಾಗಿದೆ ಅಂದರೆ ಮೋರ್ ದ್ಯಾನ್ 40%

0: ಮಾಡಿದ್ರೆ ಮಾತ್ರ ಇವರಿಗೆ ಕೊಡ್ತಕ್ಕಂಥ ವ್ಯವಸ್ಥೆ ಆಯಿತು. ಕಳೆದ ವರ್ಷದ ಬದಲಾವಣೆ ಆಗಿದೆ, ಶೇಕಡ 40%ಕ್ಕಿಂತ ಕಡಿಮೆ ಇದ್ರೂ ಕೂಡ ಆ ಮಕ್ಕಳಿಗೆ ಕೂಡ ಯು ಡಿ ಡಿ ಕಾರ್ಡ್ ಕೊಡಬೇಕು ಅಂತ ಕೂಡ ಆಗಿದೆ. ಆ ಸೌಲಭ್ಯ ಅಲ್ಲದೇ ಇದ್ರೂ ಕೂಡ ಅವನ್ನು ಗುರುತಿಸಲಿಕ್ಕೆ ಒಂದು ಅವಕಾಶ ಇದೆ. ಅದನ್ನು ಕೂಡ ಕಳೆದ ನಾವು ಭಾಗಿದಾರರ ಸಭೆಯಲ್ಲಿ ಕೂಡ ನಾವು ಮಾನ್ಯ ಟಿ ಎಚ್ ಅವ್ರ ಹತ್ರ ಮಾತಾಡಿದ್ದೀವಿ, ಅವರು ಕೂಡ ಅದು ಒಪ್ಕೊಂಡಿದ್ದಾರೆ. ಸೊ ಮುಂದಿನ ತಿಂಗಳಲ್ಲಿ ಅದನ್ನು ಕ್ಯಾಂಪ್ ಮಾಡ್ತಕ್ಕಂಥ ವ್ಯವಸ್ಥೆನ ಮಾಡ್ಕೊಳ್ಳಿಕ್ಕೆ ಒಪ್ಕೊಂಡಿದ್ದಾರೆ. ಆ ಸಂದರ್ಭದಲ್ಲಿ ನಾವು ಎಲ್ಲ ಸೇರಿ ಮಾತಾಡೋಣ.
1: ಓಕೆ ಓಕೆ, ಧನ್ಯವಾದಗಳು ಶ್ರೀಧರ್ ಅವರೇ ಕರೆ ಮಾಡಿದ್ದೀವಿ. ಸರ್, ತಾವು ಮಾತನಾಡ್ತಾ ಇದ್ರಿ ಈ ಒಂದು ದೃಷ್ಟಿದೋಷ ಇರತಕ್ಕಂಥ ಮಕ್ಕಳಿಗೆ ಯಾವ ತರ ಒಂದು ವ್ಯವಸ್ಥೆನ ಕಲ್ಪಿಸಲಾಗ್ತಾ ಇದೆ?
0: ದೃಷ್ಟಿದೋಷ ಉಳ್ಳ ಮಕ್ಕಳಿಗೆ ಕನ್ನಡಕ ಕೊಡ್ತಕ್ಕಂಥ ವ್ಯವಸ್ಥೆ ವೈದ್ಯಕೀಯ ಇಲಾಖೆಯಿಂದ ನಾವು ಅದನ್ನು ಸಂಬಂಧಪಟ್ಟವರಿಂದ ಕಾಂಟ್ಯಾಕ್ಟ್ ಮಾಡಿಕೊಡ್ತಕ್ಕಂಥದ್ದು. ಕಳೆದ ವರ್ಷ 300-500, 500-600 ಮಕ್ಕಳವರೆಗೂ ಕೂಡ ಕನ್ನಡಕ ವಿತರಣೆ ನಮ್ಮಲ್ಲಿ RBSK ಕಡೆಯಿಂದ ಕೂಡ ಆಗ್ತಕ್ಕಂಥ ಇದೆ. ಮತ್ತೆ ನಮ್ಮಲ್ಲಿ ವರ್ಷಕ್ಕೊಮ್ಮೆ ಆ ಮಕ್ಕಳಿಗೆ ನಾವು ವೈದ್ಯಕೀಯ ತಪಾಸಣಾ ಶಿಬಿರವನ್ನು ಹಮ್ಮಿಕೊಂಡಾಗ ಏನವ್ರಿಗೆ ಅಗತ್ಯ ಇದೆ ಅಂತಕ್ಕಂಥದ್ದು ಅಲಿಮ್ಕೋ ಸಂಸ್ಥೆಯವ್ರು ನಿರ್ಧಾರ ಮಾಡ್ತಾರೆ. ಉದಾಹರಣೆಗೆ ಶ್ರವಣ ದೋಷ ಉಳ್ಳ ಮಕ್ಕಳಿಗೆ ಇಯರಿಂಗ್ ಏಡ್ ಅನ್ನು ಕೊಡ್ತಕ್ಕಂಥದ್ದು, ಈ ದೈಹಿಕ ಚಲನವಲನೀಯತೆ ಉಳ್ಳ ಮಕ್ಕಳಿಗೆ AFO ಮತ್ತು KFO, ಮತ್ತೆ ಅವರಿಗೆ ವೀಲ್ ಚೇರು, CP ಚೇರ್ಗಳು, ಅವ್ರಿಗೆ ಏನು ಅಗತ್ಯ ಇದೆ ಅದನ್ನ ಅಲಿಮ್ಕೋ ಸಂಸ್ಥೆಯ ತಜ್ಞ ವೈದ್ಯರು ಗುರುತಿಸ್ತಾರೆ. ಅದು ವರ್ಷಕ್ಕೆ ಒಮ್ಮೆ ನಾವು ಕೊಡ್ತಕ್ಕಂಥ ವ್ಯವಸ್ಥೆ ನಮ್ಮ ಶಾಲಾ ಶಿಕ್ಷಣ ಇಲಾಖೆಯಿಂದ ಅದು ಆಗ್ತಾ ಇದೆ, ಕೊಡ್ತಾ ಈ ವರ್ಷವೂ ಕೂಡ ಬಂದಿದೆ. ಇನ್ನು ಇದು AFO ಮತ್ತು KFO ಒಂದು ಬರಬೇಕಾಗಿದೆ, ಅದು ಕೊಟ್ಟ ತಕ್ಷಣ ಇಮಿಡಿಯೇಟ್ ಆಗಿ ಈ ವರ್ಷವನ್ನು ಕೂಡ ನಾವು ಕೊಡಲಿಕ್ಕೆ ವ್ಯವಸ್ಥೆ ಇದೆ, ಕಾಯ್ತಾ ಇದ್ದೀವಿ. ಅವು ಬಂದ ತಕ್ಷಣ ಈ ಕ್ಷಣದಲ್ಲಿ ಅವ್ರಿಗೆ ಕೊಡ್ತೇವೆ.
1: ಸರ್, ಈಗ ಅದೇ ರೀತಿ ಸರ್, ಈಗ ದೈಹಿಕ ಮತ್ತು ಬೌದ್ಧಿಕ ವಿಕಲತೆ ಹೊಂದಿರತಕ್ಕಂಥ ಮಕ್ಕಳಿಗೂ ಕೂಡ ಏನೇನು ವ್ಯವಸ್ಥೆ ಇದೆ ಅನ್ನೋದ್ರ ಬಗ್ಗೆ ಮಾತಾಡೋಣ ಸರ್. ಮತ್ತೊಂದು ಕಾರ್ಯ ಇದೆ. ಹಲೋ
2: ಸರ್, ನಾನು ಜಯರಾಮ್ ಸರ್, ಸಾಗರದಿಂದ.
1: ಜಯರಾಮ್ ಅವರು ಹೇಳಿ, ತಮ್ಮ ಪ್ರಶ್ನೆ ಏನು ಅಂತ?
2: ಪ್ರಶ್ನೆ ಏನಿಲ್ಲ ಸರ್, ಒಬ್ಬ ಅಂಗವಿಕಲ SLC ಗಂಟ ಓದಿರ್ತಾನೆ, ಮುಂದಿನ ಭವಿಷ್ಯ ನಿರ್ಣಯ ಮಾಡ್ಕೊಳಕ್ಕೆ ಕಡೆ ಬರುತ್ತಾನ, ಅವನಿಗೆ ಒಂದು ಕೈ ಸ್ವಾಧೀನ ಇಲ್ಲ, ಒಂದು ಕಾಲು ಸ್ವಾಧೀನ ಇಲ್ಲ, ಆದ್ರೂ ಬಡತನದಿಂದ ಮುಂದೆ ಬಂದು SLC ಗಂಟ ಹೋಗಿದ್ದಾನೆ. ಈಗ ಅವನು ಮುಂದಿನ ಭವಿಷ್ಯ ನಿರ್ಣಯ ಮಾಡ್ಕೊಳಕ್ಕೆ ಏನಾದ್ರೂ ಸರ್ಕಾರದ ಸೌಲಭ್ಯ ಏನಾದ್ರು ಸಿಗುತ್ತೆ ಸರ್?
0: ಜಯರಾಮ್ ಅವರೇ ನಮಸ್ಕಾರ.
2: ನಮಸ್ಕಾರ ಸರ್.
0: ಈಗ ನಮ್ಮ ವ್ಯಾಪ್ತಿ 6-18 ವರ್ಷದ ಒಳಗಿನ ಮಕ್ಕಳಿಗೆ ಶಾಲಾ ಶಿಕ್ಷಣ ಇಲಾಖೆಯಿಂದ ಕೊಡ್ತಕ್ಕಂಥ ಸೌಲಭ್ಯಗಳು, ಆ ಮಗುಗೆ ಶಾಲಾ ಶಿಕ್ಷಣ ಕೊಡ್ತಕ್ಕಂಥದ್ದು ನಮ್ಮ ಪ್ರಮುಖ ಜವಾಬ್ದಾರಿ. ನೀವು ಹೇಳಿದಾಗೆ ಮುಂದುವರೆದು ಆಯ್ತು, ಅವ್ರನ್ನ ಕಳಿಸ್ತೀವಿ ಶಾಲೆಗೆ, SLC ಪಾಸ್ ಆಯ್ತು, ಮುಂದೆ ಏನು ಅಂತೇಳಿ ಮುಂದೆ ಪೋಷಕರ ಜೊತೆ ಚರ್ಚಿಸಿ ಆ ಮಗುಗೆ ಏನು ಅಗತ್ಯತೆ ಇದೆ ಅದನ್ನು ನಾವು ನಮ್ಮ ಕೈಲಾದಂತಹ ಅವರಿಗೆ ದಾರಿಯನ್ನು ತೋರಿಸ್ತಕ್ಕಂಥದ್ದು ಕೂಡ ನಮ್ಮಲ್ಲಿ ಇದೆ. ವೃತ್ತಿ ಮಾರ್ಗದರ್ಶನ ಮಾಡ್ತಕ್ಕಂಥದ್ದು ಕೂಡ ನಮ್ಮ ಜವಾಬ್ದಾರಿ ಆಗಿರುತ್ತೆ, ಖಂಡಿತ ಮಾಡ್ತೇವೆ. ಉದಾಹರಣೆಗೆ ನಿಮಗೆ ಆ ಥರದ ಮಗುಗಳು ಏನಿದ್ರೆ, ವಿಶೇಷವಾಗಿ 1 or 2 ಕೇಸಸ್ ಇದ್ದರೆ ದಯಮಾಡಿ ನಮ್ಮನ್ನು ಸಂಪರ್ಕಿಸಿ. ಆ ಮಕ್ಕಳಿಗಾಗಿಯೇ ಮೈಸೂರಿನಲ್ಲಿ ಅನೇಕ ಸೌಲಭ್ಯ ಇರ್ತಕ್ಕಂಥದ್ದು, ಉದಾಹರಣೆಗೆ JSSನಲ್ಲಿ ವಿಕಲಚೇತನ ಮಕ್ಕಳಿಗೆ ಒಂದು ಪಾಲಿಟೆಕ್ನಿಕ್ ಕಾಲೇಜ್ ಇದೆ, ಆ ಪಾಲಿಟೆಕ್ನಿಕ್ ಕಾಲೇಜಲ್ಲಿ ಅವರಿಗೆ ಪ್ರವೇಶವನ್ನು ಮಾಡಿಸ್ಕೊಂಡಂತ ಕೆಲಸವನ್ನು ಮಾಡ್ತೇವೆ. ಆ ಮಗು ಆ ಮೂಲಕ ತನ್ನ ಏನು ಅವನೇನು ಮಾಡಬಲ್ಲ ಅದನ್ನು ಅಲ್ಲಿ ನಿರ್ಧಾರ ಮಾಡಿ ಅವನಿಗೆ ಯಾವುದು ವಿಭಾಗ ಅವನಿಗೆ ಸೆಟ್ ಆಗುತ್ತೆ ಅಂತಕ್ಕಂಥದ್ದು ಕೂಡ ಅವ್ರು ನಿರ್ಧಾರ ಮಾಡ್ತಾರೆ. ಆ ಥರದ ಮಕ್ಕಳೇ ನಾವಿದ್ರೆ ದಯಮಾಡಿ ನಮ್ಮ ಗಮನಕ್ಕೆ ತನ್ನಿ. ನನ್ನ ನಂಬರು ಕೂಡ ಕೊನೆಯಲ್ಲಿ ಕೊಡ್ತೇನೆ, ಫೋನ್ ನಂಬರ್ನ. ಉದಾಹರಣೆಗೆ ಒಂದು ಉದಾಹರಣೆ ನಾನು ನಿಮ್ಗೆ ಹೇಳಬಲ್ಲೆ. ನಂದಿನಾಥಪುರದಲ್ಲಿ ಒಂದು ಮಗು ಇತ್ತು. ಸೊ ಆ ಮಗು ನಮ್ಮ ಗಮನಕ್ಕೆ ಬಂದಂಥ ಸಂದರ್ಭದಲ್ಲಿ SLC ಫೇಲ್ ಆಗಿತ್ತು. ಎರಡನೇ ಹಂತದಲ್ಲಿ ಆ ಮಗುನ ನಾವೇ ವಿಶೇಷ ಕಾಳಜಿ ವಹಿಸಿ ಪರೀಕ್ಷೆ ತಗೊಂಡು ಪಾಸ್ ಆಯಿತು. ಕೊನೆಗೆ ಅದರ ತಾಯಿ ಅಲ್ಲಿ ಅಡಿಗೆಯವರಾಗಿದ್ದರು, ಅವ್ರನ್ನ ಕರೆದು ಅವ್ರನ್ನ ಕನ್ವಿನ್ಸ್ ಮಾಡಿ JSS ಪಾಲಿಟೆಕ್ನಿಕಲ್ಲಿ ಅಡ್ಮಿಷನ್ ಮಾಡಿಸ್ತೀವಿ. ಅದು 1 ವರ್ಷ ಹೋಯಿತು, 2ನೇ ವರ್ಷ ಹೋಮ್ ಸಿಕ್ನೆಸ್ಸಿಂದ ವಾಪಸ್ ಬಂದ್ಬಿಡ್ತು. ಈ ಥರದ ಕೆಲಸವೂ ಕೂಡ ಆಗ್ತವೆ. ಆ ಥರದ 1 or 2 ಕೇಸ್ಗಳಿದ್ದರೆ ಅಥವಾ ನಿಮ್ಮ ಗಮನಕ್ಕೆ ಬಂದರೆ ದಯವಿಟ್ಟು ನಮ್ಮನ್ನು ಸಂಪರ್ಕಿಸಿ ಆ ಮಗುಗೆ ತನ್ನ ಬದುಕು ಕಟ್ಕೊಳ್ಳಿಕ್ಕೆ ಏನು ಬೇಕು ಅದನ್ನು ಮಾರ್ಗದರ್ಶನ ಮಾಡಲಿಕ್ಕೆ ನಾವು ಜೊತೆ ಕೈ ಜೋಡಿಸ್ತೇವೆ. ಆಗ್ಬಹುದಾ?
2: ಈಗ ಆಲ್ರೆಡಿ ಒಂದು ಮಗು ಇದೆ ಸರ್ ನಮ್ಮಲ್ಲಿ.
0: ಇದೆ ಖಂಡಿತ. ಆ ಥರ ಇದ್ರೆ ದಯವಿಟ್ಟು ನೀವು ನಾಳೆ ಸಂಪರ್ಕ. ಈ ವರ್ಷ ಪ್ರಕ್ರಿಯೆ ಮುಗಿದಿದೆ ಅಂತೇಳಿ ಭಾವಿಸ್ಕೊಂಡಿದ್ದೇನೆ. ಆಗಸ್ಟ್ ಆಯ್ತು. ನೀವು ಮೈಸೂರಿನಲ್ಲಿ ವಿಶೇಷ ಚೇತನ ಮಕ್ಕಳಿಗೆ ಇರತಕ್ಕಂಥ ಪಾಲಿಟೆಕ್ನಿಕ್ ಇದೆ, ಫಿಸಿಕಲಿ PPH ಅಂತಿದೆ, ಫಿಸಿಕಲಿ ಫಾರ್ ಹ್ಯಾಂಡಿಕ್ಯಾಪ್ಟ್ ಪಾಲಿಟೆಕ್ನಿಕ್ ಅಂಥೇಳಿ JSSಲ್ಲಿ SJC ಕ್ಯಾಂಪಸ್ಸಲ್ಲಿ ಗಂಗೋತ್ರಿಲಿದೆ. ನೀವು ಮುಂಚಿತ ನನ್ನ ಪ್ರಯತ್ನ ವಹಿಸಿದ್ರೆ ನಾನು ಕೂಡ ನಾನು ನಿಮ್ಮ ಜೊತೆ ಕೈ ಜೋಡಿಸ್ತೇನೆ. ಕರ್ಕೊಂಡೋಗಿ ಆ ಕಾಲೇಜನ್ನು ತೋರಿಸಿ ಅವ್ರಿಗೆ ಏನೆಲ್ಲ ಸೌಲಭ್ಯ ಬೇಕು ಪೋಷಕರನ್ನ ದಯಮಾಡಿ ಕರೆಸಿ ನಾವು ಮೊದಲು ಅವರಿಗೆ ನಾವು ಅವ್ರ ಜೊತೇಲಿ ನಾವು ಮಾರ್ಗದರ್ಶನ ಮಾಡೋಣ. ಅದು ಕೊಟ್ಟು ಆ ನಂತರ ಏನು ಮಾಡೋಣ. ಆಗ್ಬೋದಾ?
2: ಯಾತಿಗೆ ನಾನು ಕೈ ಜೋಡಿಸ್ತಾ ಇದ್ದೀನಿ ಅಂದ್ರೆ ಸರ್,
0: ಖಂಡಿತ ನಿಮ್ಮ ಕಾಳಜಿಗೆ ಧನ್ಯವಾದಗಳು.
2: SLC ಫೇಲ್ ಆದ್ಮೇಲೆ ಅವರು ದುಶ್ಚಟಗಳಿಗೆ
0: ಈಗ
2: ಮದ್ಯಪಾನ ಧೂಮಪಾನ
0: ಖಂಡಿತ ಖಂಡಿತ ಖಂಡಿತ ಖಂಡಿತ
2: ಆ ಉದ್ದೇಶಕ್ಕೆ ಮುಂದುವರೆದ ಭಾಗಕ್ಕೆ ಪಾಸ್ ಆಗಿ ಹೋಗ್ಲಿ.
0: ಅವ್ನು ಬದುಕು ಕಟ್ಕೊಡ್ಬೇಕಲ್ಲ. ಖಂಡಿತ ಆ ತರ ಇದ್ರೆ ದಯಮಾಡಿ ನಮ್ಮ ಸಂಪರ್ಕಿಸಿ ನಮ್ಮ ಕೈಲಾದಂತಹ ಮಾರ್ಗದರ್ಶನ ಅಥವಾ ಸಹಾಯವನ್ನು ಮಾಡ್ಲಿಕ್ಕೆ ನಾವು ಸಿದ್ಧಿರ್ತೇವೆ.
2: ಕಾರ್ಯಕ್ರಮದ ಮೂಲಕ
1: ಧನ್ಯವಾದಗಳು ಜಯರಾಮ್ ಅವರೇ ಕರೆ ಮಾಡಿದ್ದಕ್ಕೆ.

0: ಸರಿ, ಈಗ ತಾವು ಮಾತನಾಡ್ತಾ ಹೇಳ್ತಿದ್ದಂಗೆ ಈಗ ದೈಹಿಕ ಮತ್ತು ಬೌದ್ಧಿಕ ವೈಕಲ್ಯ ಹೊಂದಿರತಕ್ಕಂಥ ಮಕ್ಕಳಿಗೆ ಯಾವ ರೀತಿಯ ಶೈಕ್ಷಣಿಕ ಸಹಾಯಗಳು ಸಿಗ್ತಾ ಇದೆ ಸರ್?
1: ನಮ್ಮಲ್ಲಿ ಮೊದಲಿಗೆ ಆ ಮಗು ಶಾಲೆಗೆ ಬರಲಿಕ್ಕೆ ಫ್ರೀ ಬ್ಯಾರಿಕೇಡ್ ಅಂದರೆ ಅವನಿಗೆ ಅಗತ್ಯವುಳ್ಳಂತಹ ವೀಲ್ ಚೇರು ಸಿ ಪಿಚರ್ ಕೊಡ್ತಕ್ಕಂಥ ವ್ಯವಸ್ಥೆ, ಆ ಮಗು ಬರಲಿಕ್ಕೆ ಆಗಲಿಲ್ಲ ಅಂದರೆ ಕೊಡ್ತಕ್ಕಂಥದ್ದು. ಬೌದ್ಧಿಕ ವಿಕಲತೆ ಉಳ್ಳ ಮಕ್ಕಳಿಗೆ ನಾ ಈ ಮೊದಲೇ ಹೇಳಿದಾಗೆ ಅವರಿಗೆ ವಾರದಲ್ಲಿ

0: ಶಿಕ್ಷಣ ಜೊತೆಗೆ ತನ್ನ ಕೆಲಸವನ್ನು ತಾನು ಮಾಡ್ಕೊಳ್ತಕ್ಕಂಥ ವ್ಯವಸ್ಥೆ ನಿಟ್ಟಿನಲ್ಲಿ ಏನು ಮಾಡ್ಬೋದು, ಅದು ಮೊದಲು ಪೋಷಕರಿಗೆ ಅರಿವಿರಬೇಕು. ಎಷ್ಟು ದಿನವರೆಗೆ ಪೋಷಕರು ಮಾಡಲಿಕ್ಕೆ ಸಾಧ್ಯ? ನಮ್ಮ ಕೇಂದ್ರದಲ್ಲಿ ಆ ಮಕ್ಕಳಿಗೆ ಪೋಷಕರಿಗೆ ಅದನ್ನು ತರಬೇತಿಯನ್ನು ಕೊಡ್ತವೆ, ಅದನ್ನು ಬಳಸ್ಕೊಂಡು ಆ ಮಕ್ಕಳನ್ನು ಮುಖ್ಯವಾಗಿ ತರ್ತಕ್ಕಂಥ ಕೆಲಸ ಆಗ್ಬೋದು. ಅದನ್ನು ಕೂಡ ಮಾಡ್ತಾ ಇದ್ದೇವೆ, ಬಳಸ್ಕೊತಾ ಇದ್ದಾರೆ ನಮ್ಮಲ್ಲಿ. ಆ ಥರದ ಸುಮಾರು 15-15 ಮಕ್ಕಳು ನಮ್ಮಲ್ಲಿ ಆ ಥರ ಬಳಸ್ಕೊತಾ ಇದ್ದಾರೆ. ಮತ್ತೆ ಥೆರಪಿ ಇದೆ, ಬೌದ್ಧಿಕ ವಿಕಲತೆ ಉಳ್ಳ ಮಕ್ಕಳಿಗೆ ಅಥವಾ ದೈಹಿಕ ನ್ಯೂನತೆ ಉಳ್ಳ ಮಕ್ಕಳಿಗೆ ಥೆರಪಿ ಮಾಡ್ತಕ್ಕಂಥ ಕೆಲಸ ಇದೆ. ಜೊತೆಗೆ ಅದೇ ನಿಟ್ಟಿನಲ್ಲಿ ಸ್ವಾಮಿ ವಿವೇಕಾನಂದ ಮೆಣಸಲು ಕೂಡ ಈ ಕೆಲಸವನ್ನು ಮಾಡ್ತಾ ಇದ್ದಾರೆ. ಈ ಸರ್ವೂರು ಭಾಗದಲ್ಲಿ ಇರ್ತಕ್ಕಂಥ ಮಕ್ಕಳನ್ನ ಅಲ್ಲಿಗೂ ಕೂಡ ಕಳಿಸ್ಕೊಡ್ತಾ ಇದ್ದಾವೆ. ಕೋಟೆ ಭಾಗದಲ್ಲಿ ಅವ್ರು ಇಲ್ಲಿ ಬರ್ಲಿಕ್ಕಾಗಲಿಲ್ಲ ಅಂದ್ರೆ ನಮ್ಮಲ್ಲಿಗೆ ಬಂದಾಗ ವಾರದಲ್ಲಿ ಮಂಗಳವಾರ ಮತ್ತೆ ಶುಕ್ರವಾರ ನಮ್ಮಲ್ಲಿ ಒಬ್ಬ ಥೆರಪಿಸ್ಟ್ ಕೂಡ ಮೈಸೂರಿಂದ ಬರ್ತಾರೆ. ನಮ್ಮ ಕೇಂದ್ರ ಸದಾ ಸಿದ್ಧವಾಗಿದೆ, ಮಂಗಳವಾರ ಮತ್ತು ಶುಕ್ರವಾರ ಬಳಸ್ಕೊಂಡು ಎಷ್ಟು ಮಕ್ಕಳು ಬಂದರೂ ಕೂಡ ಥೆರಪಿ ನಡೆಸ್ತಕ್ಕಂಥ ಕೆಲಸ ಇದೆ. ಅದು ಕಂಟಿನ್ಯೂಟಿ ಇರಬೇಕು, ಅದನ್ನು ಬಳಸ್ಕೋಬೇಕಷ್ಟೆ. ಬಳಸ್ಕೊಳ್ಳೋ ಮುಖಾಂತರ ಆ ಥರದ ಉದಾಹರಣೆಗಳು ನಮ್ಮಲ್ಲಿ ಸಾಕಷ್ಟು ಇವೆ, ಅದನ್ನು ಬಳಸ್ಕೊಬಹುದು.
1: ಓಕೆ ಸರ್, ಈಗ ತಾವು ಮಾತನಾಡ್ದಂಗೆ ಈಗ ಸಾಮಾನ್ಯ ಶಾಲಾ ಶಿಕ್ಷಕರು ಈ ಒಂದು ವಿಶೇಷ ಚೇತನ ಮಕ್ಕಳೊಂದಿಗೆ ಹೇಗೆ ಕಾರ್ಯನಿರ್ವಹಿಸಬೇಕಾಗತ್ತೆ ಸರ್?
0: ಮೊದಲಿಗೆ ನಾನು ನಿಮ್ಗೆ ಮೊದಲೇ ಹೇಳಿದಾಗೆ ಶ್ರವಣದೋಷ ಉಳ್ಳ ಮಕ್ಕಳು ಬಂದ ಕಂಡ ಸಂದರ್ಭದಲ್ಲಿ ಆ ಮಕ್ಕಳಿಗೆ ಅವರು ಶ್ರವಣೋಪಕರಣ ಕೊಡ್ತಕ್ಕಂಥ ವ್ಯವಸ್ಥೆ ಆದರೆ ಅವ್ರಿಗೆ ಅರ್ಧ ಕೆಲಸ ಮುಗಿದ ಹಾಗೆ. ದೃಷ್ಟಿದೋಷ ಉಳ್ಳ ಮಕ್ಕಳಿಗೆ ಒಂದು ಕನ್ನಡಕವನ್ನು ಕೊಟ್ಟರೆ ಆ ಮಗು ತನ್ನ ಇದನ್ನು ಶಿಕ್ಷಣ ವ್ಯವಸ್ಥೆ ತನ್ನ ಕಟ್ಕೊಡುತ್ತೆ. ನಮ್ಮಲ್ಲಿ ಇರ್ತಕ್ಕಂಥ ಸಮಸ್ಯೆ ಏನಪ್ಪ ಅಂದರೆ ಆರ್ಟಿಸಮ್ ಮತ್ತು ಬೌದ್ಧಿಕ ವಿಕಲತೆ ಮಕ್ಕಳಿದ್ದಾಗ ಹೇಗೆ ಮ್ಯಾನೇಜ್ ಮಾಡೋದು, ಅದೊಂದು ಸವಾಲಿನ ಕೆಲಸ. ಸೊ ಆರ್ಟಿಸಮ್ ಮಕ್ಕಳನ್ನ ಇವರು ವಿಶೇಷವಾಗಿ ಗಮನಿಸ್ಕೊಂಡು ನಾವು ತಲ್ಲೀನತೆ ಸ್ವಯಂ ತಲ್ಲೀನತೆ ಅಂತ ಹೇಳ್ತೇವೆ, ಆ ಮಕ್ಕಳನ್ನ ಗಮನಿಸಿ ಅದನ್ನು ಆ ಪ್ರಕ್ರಿಯೆನ ಅವಾಯ್ಡ್ ಮಾಡಬೇಕು. ಅದು ನಮಗೆ ಸ್ವಲ್ಪ ಸವಾಲಿನ ಕೆಲಸ. ನಮ್ಮ ಶಿಕ್ಷಕರಿಗೆ ಆ ಬಗ್ಗೆ ತರಬೇತಿ ಆಗಬೇಕಾಗುತ್ತೆ. ಒಂದಿನ ಅಥವಾ 2 ದಿನ ತರಬೇತಿಯನ್ನು ಕೊಡ್ತೇವೆ. ಏನು ಬೌದ್ಧಿಕ ವಿಕಲತೆ ಉಳ್ಳ ಮಕ್ಕಳಿದ್ದಾಗ ಅಥವಾ ಹೈಪರ್ ಆಕ್ಟಿವಿಟಿ ಇದ್ದಾಗ ಅಥವಾ ಕಲಿಕಾ ನ್ಯೂನತೆ ಇದ್ದಾಗ ಅವರಿಗೆ ವಿಶೇಷವಾದಂಥ 2 ದಿನ ತರಬೇತಿ ನಮ್ಮ ಶಿಕ್ಷಣ ವ್ಯವಸ್ಥೆಯಲ್ಲಿ ನಮ್ಮ ಇಲಾಖೆಯಲ್ಲಿ ಕೊಡ್ತೇವೆ. ಆ ಮುಖಾಂತರ ಆ ಮಕ್ಕಳಿಗೂ ಕೂಡ ಕೊಡ್ತಕ್ಕಂಥ ವ್ಯವಸ್ಥೆ, ಬೋಧನಾ ವಿಧಾನವನ್ನು ಹೇಗೆ ಮಾಡಬೇಕು ಅಂತಕ್ಕಂಥದ್ದು ಕೂಡ ನಾವು ಅವ್ರಿಗೆ ಆಗಿಂದಾಗಿ ನಾವು ಶಾಲಾ ಭೇಟಿ ಮಾಡಿದ ಸಂದರ್ಭದಲ್ಲಿ ಶಾಲಿನ ಹತ್ರದ ಮಕ್ಕಳಿದ್ರೆ ಏನು ಮಾಡ್ತಾ ಇದ್ದೀರಿ, ಏನು ತೊಂದರೆ ಇದೆ ಅಂತ ಹೇಳಿ ನಾವು ವಿಚಾರಿಸ್ಕೋತೀವಿ. ಸೊ ನಾವು ಕೂಡ ಭೇಟಿ ಕೊಟ್ಟ ಸಂದರ್ಭದಲ್ಲಿ ಏನು ಮಾಡಬಹುದು ಅನ್ನೋದನ್ನ ನೇರವಾಗಿ ಶಿಕ್ಷಕರಿಗೆ ತಿಳಿಸ್ತೀವಿ ನಾವು.
1: ಓಕೆ ಸರ್, ಮತ್ತೆ ಕರೆ ಇದೆ. ಹಲೋ
2: ಹಲೋ, ನಮಸ್ತೆ ಸರ್.
1: ನಮಸ್ತೆ, ತಮ್ಮ ಹೆಸರು, ಎಲ್ಲಿಂದ ಮಾತನಾಡ್ತಾ ಇದ್ದೀರಾ?
2: ವಿದ್ಯಾ ಅಂತ.
1: ವಿದ್ಯಾ ಎಲ್ಲಿಂದ
2: ಮಾತಾಡ್ತೀರಾ?
1: ಎಲ್ಲಿಂದ ಮಾತನಾಡ್ತಾ ಇರೋದು ವಿದ್ಯಾ
2: ಅವರೇ?
1: ಹೇಳಿ, ತಮ್ಮ ಪ್ರಶ್ನೆ ಏನಂತ?
0: ವಿಶೇಷ ಶಾಲೆಗಳಿಲ್ಲ ಅಂತ.
2: ಮತ್ತೆ ಇನ್ನೊಂದ್ರೆ ಓದಿರೋ ಪೇರೆಂಟ್ಸ್ ಇದಾರೆ, ಅವ್ರನ್ನ ಏನಾದ್ರು ತಗೊಂಡ್ರೆ ಅವ್ರಿಗೂ ಒಂದ್ ಹೆಲ್ಪ್ಫುಲ್ ಆಗುತ್ತೆ. ಸುಮ್ನೆ ಮನೇಲಿ ಮಕ್ಕಳು ನೋಡ್ಬಿಟ್ಟು ಸುಮ್ನೆ ಇದ್ರೆ ಅವ್ರಿಗೂ ಫೈನಾನ್ಸಿಯಲ್ ಪ್ರಾಬ್ಲಮ್ ಬಂದಿರುತ್ತೆ. ಒಂದ್ ಸ್ಪೆಷಲ್ ಇದ್ದಾಗ ಫೈನಾನ್ಸಿಯಲ್ ಪ್ರಾಬ್ಲಮ್ ಇದ್ದೇ ಇರುತ್ತೆ. ಅವ್ರಿಗೆ ಸ್ಪೆಷಲ್ ನೀಡ್ಸ್ ಆಗಿರ್ಬೋದು, ಸಾಧನೆ ಆಗಿರ್ಬೋದು, ಅವ್ರಿಗೆ ಪ್ರತಿಯೊಂದಕ್ಕೂ ಅವರ ಟ್ಯಾಬ್ಲೆಟ್ಸ್ ಮೆಡಿಸಿನ್ಸ್ ಆಗಿರ್ಬೋದು ಪ್ರತಿಯೊಂದಕ್ಕೂ ತೊಂದರೆ ಇರುತ್ತಲ್ವಾ. ಅದರಿಂದ ತಗೊಂಡ್ರೆ ಸ್ಪೆಷಲ್ ಸ್ಕೂಲ್ ಅವಶ್ಯಕತೆ ಇದೆ ಸರ್. ಅದರಿಂದ
0: ವಿದ್ಯಾರ್ಥಿ ನಮಸ್ಕಾರ. ವಿಶೇಷ ಶಾಲೆ ತೆರೆಯೋದು ನಮ್ಮ ವ್ಯಾಪ್ತಿಯಲ್ಲಿಲ್ಲ. ನಾವು ನಮ್ಮ ವ್ಯಾಪ್ತಿ ಏನಿದೆಯಪ್ಪ ಅಂದರೆ ಆ ಥರದ ಮಕ್ಕಳನ್ನ ಗುರುತಿಸಿ ಸಾಮಾನ್ಯ ಶಾಲೆಯಲ್ಲಿ ದಾಖಲು ಮಾಡ್ತಕ್ಕಂಥ ವ್ಯವಸ್ಥೆ ನಮ್ಮಿಂದ ಆಗ್ತಾ ಇದೆ, ನಾವು ಮಾಡಬೇಕಾದ್ದು. ವಿಶೇಷ ಶಾಲೆಗಳು ಅಂತಂದಾಗ ಗ್ರಾಮಾಂತರ ಪ್ರದೇಶದಲ್ಲಿ ನಡೆಸ್ತಕ್ಕಂಥ ಕಷ್ಟ ಎಷ್ಟಿದೆ, ಅದು ಎಲ್ಲವೂ ಕೂಡ ಸರ್ಕಾರನೇ ಮಾಡಬೇಕು ಅಂತಂದಾಗ ಸ್ವಲ್ಪ ಮಟ್ಟಿಗೆ ಅದು ಕಷ್ಟ ಸಾಧ್ಯ ಕೆಲಸ. ಸೊ ಮುಂದಿನ ದಿನಗಳಲ್ಲಿ ಏನಾದರೂ ಸ್ವಯಂ ಸೇವಾ ಸಂಸ್ಥೆಗಳು ಏನಾದರೂ ಮುಂದೆ ಬಂದರೆ ಬಹುಶಃ ಅದು ಮುಂದಿನ ದಿನಗಳಲ್ಲಿ ನೋಡೋಣ, ಮುಂದಿನ ದಿನಗಳಲ್ಲಿ ಹೇಗೆ. ಮತ್ತು ಈ ಸದ್ಯಕ್ಕೆ ನೀವೇನು ಮಾಡಬೇಕಪ್ಪ ಅಂತಂದರೆ ಇರ್ತಕ್ಕಂಥ ಸೌಲಭ್ಯಗಳನ್ನ ಬಳಸ್ಕೋಬೇಕು, ಆ ಮಕ್ಕಳಿಗೆ ಕೊಡ್ತಕ್ಕಂಥ ವ್ಯವಸ್ಥೆ ಆಗಬೇಕು. ದೊಡ್ಡ ದೊಡ್ಡ ನಗರ ಪ್ರದೇಶಗಳಲ್ಲಿ ನೀವು ಹೇಳಿದಾಗ ಅಲ್ಲಿ ಹೋಗ್ಲಿಕ್ಕೆ ಕಷ್ಟ, ಅದಕ್ಕೆ ನಾವು ಈಗ ಸಾಮಾನ್ಯ ಶಿಕ್ಷಣವನ್ನು ಸರ್ಕಾರ ಜಾರಿ ಮಾಡಿರ್ತಕ್ಕಂಥದ್ದು. ಎಷ್ಟು ಮಕ್ಕಳು ಮೈಸೂರಿಗೆ ಬೆಂಗಳೂರಿಗೆ ಹೋಗಿ ವಿಶೇಷ ಶಾಲೆ ಕಲೀಲಿಕ್ಕೆ ಸಾಧ್ಯ? ಆ ಉದ್ದೇಶಕ್ಕೋಸ್ಕರನೇ ನಾವು ಮಾಮೂಲಿ ಶಾಲೆಗಳಲ್ಲಿ ಆ ಥರದ ಮಕ್ಕಳನ್ನು ಸೇರಿಸ್ಕೊಂಡು ಒಂದು ಹಂತದವರೆಗೆ ಮಾಡಬಹುದು. ಬಹುಶಃ ಮಗುಗೆ ಸ್ವಲ್ಪ ತಿಳುವಳಿಕೆ ಜಾಸ್ತಿ ಬಂದಾಗ ಮುಂದುವರೆದ ಭಾಗ ಅದು. ಉದಾಹರಣೆಗೆ ದೃಷ್ಟಿದೋಷ ಉಳ್ಳ ಮಕ್ಕಳು ಅಥವಾ ಶ್ರವಣದೋಷ ಉಳ್ಳ ಮಕ್ಕಳಿದ್ರೆ
1: ಕೇಳಿಸ್ತಾ ಇಲ್ಲ ಸ್ವಲ್ಪ ನೆಟ್ವರ್ಕ್ ಇರೋ ಕಡೆ ಮಾತನಾಡಿ, ತಾವು ಏನ್ ಮಾತನಾಡ್ತಿರೋದು ಸರಿ ಕೇಳಿಸ್ತಾ ಇಲ್ಲ.
0: ಡಿಸ್ಟರ್ಬ್ ಆಗುತ್ತೆ ಅಂತ ಹೇಳಿ
2: ಕುತ್ಕೊಂಡು ಹೋಗಿ.

0: ಈಗ
1: ಅಂತ ಹೇಳ್ತಾರೆ
2: ಇರ್ತದೆ. ಈಗ ಹೌದು, ನೀವು ಹೇಳಿದಾಗೆ ನಮ್ಮ ಮಕ್ಕಳಲ್ಲಿ ಹೋದ್ರಿಂದ ಬೇರೆ ಮಕ್ಕಳಿಗೆ ತೊಂದರೆ ಆಗ ಅನ್ಕೋಬಾರ್ದು ನಾವು. ಸೊ ನಮ್ಮ ಮಕ್ಕಳಿಗೆ ಆ ಥರದ ವ್ಯವಸ್ಥೆ ಕೊಟ್ಟಾಗ ಮಕ್ಕಳನ್ನ ಬೇರೆ ಚೆನ್ನಾಗಿರೋ ಮಕ್ಕಳನ್ನ ನೋಡಿ ಕಲಿತಕ್ಕಂಥದ್ದು ಸಾಕಷ್ಟು ಇದೆ. ಮಗುಗೆ ಒಂದು ಹಂತದಲ್ಲಿ ನಾವು ಶಿಕ್ಷಣ ಕೊಡೋಕ್ಕಿಂತ ಹೆಚ್ಚಾಗಿ ತನ್ನ ಸುತ್ತಮುತ್ತಲಿನ ಪರಿಸರವನ್ನು ನೋಡಿ ಬೇರೆ ಚೆನ್ನಾಗಿರ್ತಕ್ಕಂಥ ಮಕ್ಕಳು, ಉದಾಹರಣೆಗೆ ನಮ್ಮ ಮಗು ಇದೆ ಅಂತ ತಿಳ್ಕೊಂಡು ವಿಶೇಷತೆನ ಮಗುಗೆ, ಆ ಮಗುಗೆ ಊಟ ಮಾಡೋ ಪ್ರಕ್ರಿಯೆ ಗೊತ್ತಿರೋದಿಲ್ಲ. ಸೊ ಬೇರೆ ಚೆನ್ನಾಗಿರೋ ಮಗು ಪಕ್ಕ ಕೂತಾಗ ಆ ಮಗು ಹೇಗೆ ಊಟ ಮಾಡುತ್ತೆ ನಾವು ಹೇಳಬೇಕಾಗಿ ತಿಳಿ ಹೇಳಬೇಕು. ಹೇಗೆ ಊಟ ಮಾಡ್ತೇನೆ ನೀನು ಮಾಡು, ಹೇಗೆ ಲೋಟ ಇಟ್ಕೋತಾನೆ ಇಟ್ಕೋ, ಬೇರೆಯವರನ್ನ ನೋಡಿ ಕಲಿಸ್ತಕ್ಕಂಥದ್ದು ಕೂಡ ಸಾಕಷ್ಟಿದೆ. ಹಾಗಾಗಿ ಒಂದು ವರದಾನ ಏನಪ್ಪ ಅಂದರೆ, ನೀವು ವಿಶೇಷ ಶಾಲೆಗೆ ಹೋದರೆ ಅವ್ರದೇ ಆದಂಥ ಲೋಕ, ಆದರೆ ಸಾಮಾನ್ಯ ಶಿಕ್ಷಣ ಶಾಲೆಗೆ ಸೇರಿಸಿದಾಗ ಏನಾಗುತ್ತೆ, ಚೆನ್ನಾಗಿರೋ ಮಕ್ಕಳನ್ನ ನೋಡಿ ಈ ಮಕ್ಕಳು ಬೇಕಲಿತಕ್ಕಂಥ ಅವಕಾಶಗಳು ಕೂಡ ಜಾಸ್ತಿ. ಅದನ್ನು ತಜ್ಞರ ಜೊತೆ ನಮ್ಮ ತರಬೇತಿ ಕೊಟ್ಟಂಥ ಸಂದರ್ಭದಲ್ಲಿ ಸಾಕಷ್ಟು ಈ ವಿಷಯವನ್ನು ಚರ್ಚೆ ಮಾಡಿದ್ದೇವೆ. ವಿಶೇಷ ಶಾಲೆಯಲ್ಲಿ ಇರ್ತಕ್ಕಂಥ ವ್ಯವಸ್ಥೆ ಕೂಡ
1: ಕೇಳಿಸ್ಕೊಳ್ಳಿ ವಿದ್ಯಾರ್ಥಿ. ನೀವೇನ್ ಮಾತನಾಡ್ತಿರೋದು ನಿಜ ಕೇಳಿಸ್ತಾ ಇಲ್ಲ, ಸ್ವಲ್ಪ ನೆಟ್ವರ್ಕ್ ಇರೋ ಕಡೆ ಮಾತನಾಡಿ. ಸರ್ಗೆ ನೀವ್ ಏನ್ ಹೇಳ್ತಾ ಇದ್ರೆ ಅದು ಅರ್ಥ ಆಗ್ತಾ ಇಲ್ಲ, ಕೇಳಿಸ್ತಾ ಇಲ್ಲ ಸರಿಯಾಗಿ ಧ್ವನಿ, ನಿಮ್ದು ಕಟ್ ಕಟ್ ಆಗ್ತಾ ಇದೆ ವಾಯ್ಸು.
2: ಒಂದ್ ಪ್ರಾಥಮಿಕ ಅಂತ ಆಗ್ಲಿ, ಆನಂತರ ಬೇಕಾದ್ರೆ ನೀವು ಹೇಳದಾಗೆ ನೋಡೋಣ ಮುಂದಿನ ದಿನಗಳಲ್ಲಿ. ಅಷ್ಟೊಳಗೆ ಏನಾದ್ರು ಇನ್ನೊಂದಷ್ಟು ಅವಕಾಶಗಳು ಸಿಕ್ಕಿದ್ರೆ ಏನ್ ಮಾಡಬಹುದು ಅಂತ ನೋಡೋಣ. ಸದ್ಯಕ್ಕೀಗ ನಮ್ಮಲ್ಲಿ ಪ್ರಕ್ರಿಯೆ ಏನಪ್ಪಾ ಅಂತಂದ್ರೆ, ವಿಶೇಷ ಶಾಲೆಗಳು ಇಲ್ಲದೇ ಇದ್ದ ಸಂದರ್ಭದಲ್ಲಿ ಆ ಮಕ್ಕಳಿಗೆ ವಿಶೇಷ ಶಾಲೆ ಶಿಕ್ಷಣ ಕೊಡ್ತಕ್ಕಂಥದ್ದು ಈಗ ದುಬಾರಿ. ಆದ್ರಿಂದ ಗ್ರಾಮಾಂತರ ಪ್ರದೇಶದಲ್ಲಿ ಇಲ್ಲದೆ ಇರೋದ್ರಿಂದ ಸಾಮಾನ್ಯ ಶಾಲೆಯಲ್ಲಿ ಆ ಮಕ್ಕಳನ್ನ ಅಡ್ಮಿಷನ್ ಮಾಡಿಕೊಂಡು ಅವರಿಗೆ ಶಿಕ್ಷಣ ಕೊಡ್ತಕ್ಕಂಥ ವ್ಯವಸ್ಥೆ ಮಾಡ್ತಾ ಇದ್ದೇವೆ. ಬಹುಶಃ ನೀವೇನಾದ್ರು ತಂದೆ ತಾಯಿಗಳಿಗೆ ಪೋಷಕರು ಇಷ್ಟಪಟ್ಟಲ್ಲಿ ನಗರ ಪ್ರದೇಶಗಳಿಗೆ ಹೋದಾಗ ಆ ಥರ ಶಾಲೆಗಳು ಕೂಡ ಇವೆ. ಅದು ಸ್ವಲ್ಪ ಮಗು ಬೆಳವಣಿಗೆ ಆದ್ಮೇಲೆ ನೋಡ್ಬೋದು.
1: ಓಕೆ, ಧನ್ಯವಾದಗಳು ವಿದ್ಯಾರ್ಥಿ ಕರೆ ಮಾಡಿದ್ದಕ್ಕೆ. ಸರ್, ಈಗ ತಾವು ಮಾತನಾಡ್ತಾ ಹೇಳ್ತಿದ್ರಿ ಈ ಒಂದು ಸಾಮಾನ್ಯ ಶಾಲಾ ಶಿಕ್ಷಕರು ಹೇಗೆ ಈ ಒಂದು ಮಕ್ಕಳ ಜೊತೆ ಕಾರ್ಯನಿರ್ವಹಿಸಬೇಕು ಅನ್ನೋದ್ರ ಬಗ್ಗೆ ಕೂಡ ಹೇಳ್ತೀರಿ. ಅದೇ ರೀತಿ ಸರ್, ಈಗ ಪೋಷಕರು ತಮ್ಮ ಒಂದು ಮಗುವಿನ ಶಿಕ್ಷಣದಲ್ಲಿ ಯಾವ ರೀತಿಯಲ್ಲಿ ಸಹಕಾರವನ್ನು ನೀಡಬೇಕು, ಜೊತೆಗೆ ಈ ತರದ ಮಕ್ಕಳಿಗೆ ಯಾವ ತರ ಒಂದು ಪ್ರೋತ್ಸಾಹವನ್ನು ನೀಡಬೇಕಾಗುತ್ತೆ?
2: ನನಗೆ ಬಹುಶಃ ಇದರಲ್ಲಿ ಶಿಕ್ಷಕರ ಪಾತ್ರಕ್ಕಿಂತ ಪೋಷಕರ ಪಾತ್ರ ಬಹಳ ದೊಡ್ಡದು. ಪೋಷಕರು ತಮ್ಮ ಮಗುಗೆ ಏನಾಗಿದೆ ಅದನ್ನ ಒಪ್ಕೊಳ್ಬೇಕು.
1: ಹೌದು,
2: ಒಪ್ಕೊಳ್ಬೇಕು, ಇದು ನನ್ನ ಮಗು, ಸಮಾಜದಲ್ಲಿ ನನ್ನ ಮಗುನ ಬೆಳೆಸಬೇಕು, ನಾನು ಮನೆಯಲ್ಲೇ ಇಟ್ಕೊಂಡ್ರೆ ಆಗೋಲ್ಲ, ಹೊರ ಪ್ರಪಂಚಕ್ಕೆ ಮಗುವನ್ನ ನೋಡಿಸ್ಬೇಕು. ಅದು ಬಂದರೆ ಅಲ್ಲಿಗೆ ಅರ್ಧ ಶಿಕ್ಷಣ ಮಗುವಿಗೆ ಕೊಟ್ಟ ಹಾಗೆ, ಅದು ಹೊರಗಡೆ ಹೊರ ಪ್ರಪಂಚಕ್ಕೆ ಬಂದು ಈಗ ಹೇಗೆ ಅನ್ಕೋತಾರೋ ಏನೋ ಅನ್ನೋದು ಬಿಟ್ಟು ಏನೋ ಹಾಗೆ ಬಂದಿದೆ, ಅದು ಒಪ್ಕೊಳ್ಳೋಣ. ಒಪ್ಕೊಂಡು ಅದಕ್ಕೆ ಮಗು ಏನೆಲ್ಲ ಸೌಲಭ್ಯಗಳು ಕೊಡ್ಬೋದು. ನೀವು ಬಹುಶಃ ನಮ್ಮ ತರಬೇತಿ ಅವಧಿಯಲ್ಲಿ ಸಾಕಷ್ಟು ನಾವು ಇದನ್ನು ನೋಡಿದ್ದೇವೆ ಉದಾಹರಣೆಗಳನ್ನು. ವಿಶೇಷ ಶಾಲೆಗಳನ್ನು ತೆರೀತಾರಲ್ಲ, ಬಹುಶಃ ಅವ್ರ ಮನೆಯಲ್ಲಿರ್ತಕ್ಕಂಥ ಒಂದು ವಿಶೇಷ ಮಗು ಹುಟ್ಟಿರ್ತದೆ, ಆ ಮಗುವಿಗೆ ಶಿಕ್ಷಣ ಕೊಡ್ಲಿಕ್ಕೆ ಹೋಗಿ ಅನೇಕ ವಿಶೇಷ ಶಾಲೆಗಳು ಉಟ್ಕೊಂಡಿರ್ತಕ್ಕಂಥದ್ದು ಕೂಡ ನಮ್ಮ ಮುಂದೆ ಇವೆ. ಹಾಗಾಗಿ ತಾಯಂದಿರಾಗಲಿ, ವಿಶೇಷವಾಗಿ ತಾಯಂದಿರಿ, ನೀವು ವಾಕ್ ಮತ್ತು ಶ್ರವಣ ತರಬೇತಿ ಸಂಸ್ಥೆಗೆ ಹೋದಾಗ ಮೊದಲು ತಾಯಂದಿರಿಗೆ ಕೊಡ್ತಾರೆ ತರಬೇತಿ. ಪೋಷಕರ ಅದನ್ನು ಒಪ್ಕೊಂಡು ಮೊದಲು ನನ್ನ ಮಗುಗೆ ಏನೆಲ್ಲ ಕಲಿಸ್ಬೋದು ಪ್ರಾಥಮಿಕ ಹಂತದಲ್ಲಿ ಅದನ್ನು ಮಾಡೋದಾದ್ರೆ ಖಂಡಿತ ಮಗು ಹೊರ ಪ್ರಪಂಚಕ್ಕೆ ಬಂದರೆ ನಮಗೆ ಅರ್ಧ ಕೆಲಸ ಸಲ್ಲಿಸ್. ಆ ನಂತರ ಶಿಕ್ಷಕರ ಜೊತೆಯಲ್ಲಿ ಪರಸ್ಪರ ಸಂಪರ್ಕವನ್ನು ಸಾಧಿಸ್ಕೊಂಡು ಏನೆಲ್ಲ ಮಾಡಬಹುದು ಅಂತ ಹೇಳಿದ್ರೆ, ಫೀಡ್ಬ್ಯಾಕ್ ಅನ್ನು ತೆಗೆದುಕೊಂಡು, ಉದಾಹರಣೆಗೆ ಒಂದು ಆರ್ಟಿಸಮ್ ಮಗು ಇದೆ, ಆರ್ಟಿಸಮ್ ಮಗು ಒಂದು 4-5 ವರ್ಷ ಶಿಕ್ಷಕರ ಜೊತೆ ನಿರಂತರ ಸಂಪರ್ಕ ಇದ್ರೆ ಮುಂದಿನ ದಿನಗಳಲ್ಲಿ ಆರ್ಟಿಸಮ್ ಕಡಿಮೆ ಆಗ್ತಕ್ಕಂಥ ಸಾಕಷ್ಟು ಇದೆ. ಮತ್ತೆ ಕಲಿಕಾ ನ್ಯೂನತೆ ಇರ್ಬೋದು, ಇದನ್ನು ಕೂಡ ನಾವು ಗಮನಿಸ್ಕೋಬೇಕು. ಶ್ರವಣ ದೋಷ ನೀವು ಮೊದಲು ಹೇಳಿದಾಗೆ, ಮತ್ತೆ ಬೌದ್ಧಿಕ ವಿಕಲತೆ ಉಳ್ಳ ಮಕ್ಕಳಿಗೆ ನಿರಂತರ ಪೋಷಕರ ಜೊತೆ ಮೊದಲು ನಮ್ಮ ಏನಿದೆ ಈ ಏನ್ ಹೇಳ್ತೀವಿ ನಾವು ನಮ್ಮ ಫೀಲಿಂಗ್ ಇದೆಯಲ್ಲ, ಆ ಡ್ರಾಪ್ ಔಟ್ ಬಿಡ್ಬೇಕು, ನಮ್ಮ ಮನಸ್ಸಿನ ಮಾನಸಿಕ ಇದೆಯಲ್ಲ ಅದನ್ನ ತೆಗಿಬೇಕು ಫಸ್ಟ್ ಹೊರಗಡೆ. ಸಮಾಜದಲ್ಲಿ ನಮ್ಮ ಮಗು ಒಂದಿದೆ, ಮುಖ್ಯವಾಹಿನಿಗೆ ತರ್ತಕ್ಕಂಥ ವ್ಯವಸ್ಥೆ ಅದು ಆಗಬೇಕು ಅಂತಂದಾಗ ನಮ್ಮ ಜೊತೆ ಕೈ ಜೋಡಿಸ್ಲೇಬೇಕು. ನಮ್ಮಲ್ಲಿ ಬರ್ತಾರೆ ಶಾಲಾ ಸಿದ್ಧತಾ ಕೇಂದ್ರಕ್ಕೆ ಮತ್ತೆ ಥೆರಪಿಗೆ ಬಂದ ಸಂದರ್ಭದಲ್ಲಿ ಕಂಟಿನ್ಯೂಟಿಯಾಗಿ ಬರ್ತಕ್ಕಂಥವ್ರು ಬಳಸ್ಕೊಳ್ತಕ್ಕಂಥವ್ರು ಸಾಕಷ್ಟು ಜನ ಇದ್ದಾರೆ. ಒಂದ್ಸಲ ಬಂದು ಮೂರನೇ ಸಲ ಬರ್ದ್ರೆ ನಮ್ಮ ಮತ್ತೆ 4 ಸಲ ಬರೋರು ಇದ್ದಾರೆ, ಅದು ಆಗಬಾರ್ದು. ಮಗುಗೆ ಸದ್ಯಕ್ಕೆ ಏನೆಲ್ಲ ಸೌಲಭ್ಯ ಸಿಗ್ತಾ ಇದೆ ಅಂತ ದೊರೆಸ್ಕೊಂಡ ನಿಟ್ಟಿನಲ್ಲಿ ಪೋಷಕರು ಕೈ ಜೋಡಿಸ್ತಾರೆ. ಸೊ ಮಗು ಬೆಳೆದ ನಂತರ ಅವ್ರು ಹೇಳದಾಗೆ ಮುಂದಿನ ದಿನ ವಿಶೇಷವಾಗಿ ಸೇರಿಸತಕ್ಕಂತ ಅವಕಾಶ ಬಂದಾಗ ಬೇಕಾದ್ರೆ ಮಾಡ್ಕೋಬಹುದು. ಇದನ್ನ ಪೋಷಕರು ಮನಗಾಣಬೇಕು ಫಸ್ಟ್, ಶಿಕ್ಷಕರ ಜೊತೆ ನಿರಂತರ ಸಂಪರ್ಕ ಇರಬೇಕು. ಏನ್ ನಮ್ಮ ಮಾನಸಿಕ ಮನಸ್ಸಿನಲ್ಲಿ ಏನಾದ್ರು ಇದ್ರೆ ಆ ಥರದನ್ನ ತೆಗೆದಾಕಿ ಮುಖ್ಯ ಶಾಲೆಗೆ ಕಳಿಸ್ಕೊಳ್ಳಿ. ಆನಂತರ ಮುಂದಿನ ದಿನಗಳಲ್ಲಿ ಮಗು ಏನ್ ಸೌಲಭ್ಯಗಳು ಬೇಕು ಕೊಡ್ತಕ್ಕಂಥ ವ್ಯವಸ್ಥೆ, ಅನೇಕ ಸೌಲಭ್ಯಗಳು ನಮ್ಮ ಇವತ್ತು

0: ಇವತ್ತಿನ ಪ್ರಪಂಚದಲ್ಲಿ ವಿಜ್ಞಾನ ಮುಂದುವರೆದಿದೆ, ಪ್ರಪಂಚ ವಿಶಾಲವಾಗಿದೆ, ಏನೆಲ್ಲ ಸೌಲಭ್ಯಗಳು ಇವತ್ತು ಎಲ್ಲವೂ ಸಿಗುತ್ತೆ. ಆ ನಿಟ್ಟಿನಲ್ಲಿ ಪೋಷಕರು ಮನಸ್ಸು ಮಾಡಬೇಕು, ನಮ್ಮ ಜೊತೆ ಕೈ ಜೋಡಿಸಿದ್ರೆ ಆ ಥರದ ವ್ಯವಸ್ಥೆಗಳು ಆಗ್ತವೆ.
1: ಸರ್, ಈಗ ತಾವು ಸಾಕಷ್ಟು ವರ್ಷಗಳಿಂದ ಈ ಒಂದು ಕ್ಷೇತ್ರದಲ್ಲಿ ಕೆಲಸವನ್ನು ಮಾಡ್ತಾ ಇದ್ದಾರೆ. ಸೊ ತಾವು ಕೆಲಸವನ್ನು ಮಾಡಬೇಕಾದ್ರೆ ತಮಗೆ ಪ್ರಮುಖವಾಗಿ ಏನೇನು ಸವಾಲುಗಳು ಎದುರಾಗ್ತವೆ ಸರ್?
0: ಮೊದಲಿಗೆ ಅನೇಕ ಕಡೆ ನಾವು ನೋಡಿದಂಥ ಸಂದರ್ಭದಲ್ಲಿ ಎಷ್ಟೋ ಪೋಷಕರು ಮಗುವಿಗೆ ಈ ಥರ ನ್ಯೂನತೆ ಇದನ್ನು ಒಪ್ಕೊಳ್ಳಿಕ್ಕೆ ತಯಾರಿದ್ದಿಲ್ಲ. ವಿಶೇಷವಾಗಿ ಆರ್ಟಿಸಮ್ ಮತ್ತು ದೃಶ್ಯದೋಷವುಳ್ಳ ಮಕ್ಕಳಿದ್ದರೆ ತಂದೆ ತಾಯಿಗಳು ಏನಿಲ್ಲ ಬಿಡಿ ಅನ್ನುವ ಸಾರಿಸುವ ಕೆಲಸ ಆಗುತ್ತೆ. ಗೊತ್ತಿರುತ್ತೆ, ಶಿಕ್ಷಕರಿಗೆ ಗೊತ್ತಿರುತ್ತೆ ಮಗು ಈ ಥರ ಸಮಸ್ಯೆ ಇದೆ ಅಂತೇಳಿ. ಅದನ್ನು ಮೊದಲು ಅವರು ಪೋಷಕರು ಅದನ್ನು ಬಿಡಬೇಕು, ಅದನ್ನು ಹೌದು ಈ ಥರ ಸಮಸ್ಯೆಯನ್ನು ಒಪ್ಕೊಳ್ತಕ್ಕಂಥ ಕೆಲಸ ಆಗಬೇಕು. ಜೊತೆಗೆ ನಮ್ಮಲ್ಲಿ ಏನಾಗಿದೆ, ಗ್ರಾಮಾಂತರ ಪ್ರದೇಶದಲ್ಲಿ ಮೊದಲೇ ಶ್ರೀಧರ್ ಅವರು ಒಂದು ದೂರವಾಣಿ ಕರೆ ಮಾಡಿ ಹೇಳಿದ್ರಲ್ಲ, ಅವರಿಗೆ UDD ಕಾರ್ಡ್ ಮಾಡಿಸ್ತಕ್ಕಂಥದ್ದೇ ದೊಡ್ಡ ಸವಾಲಿನ ಕೆಲಸ. ಉದಾಹರಣೆಗೆ ಒಂದೆರಡು ಉದಾಹರಣೆಗಳನ್ನ ಹೇಳ್ಬೋದು ಅಂದರೆ, ಇಲ್ಲಿ ದಡದಲ್ಲಿ ಕುಂದೂರು ದಡದಲ್ಲಿ ಒಂದು ಮಗು ಇದೆ. ಆ ಪೋಷಕರು ಹೊರಗಡೆ ಕೆಲಸಕ್ಕೆ ಹೋಗ್ತಾರೆ, ಮನೆ ಯಜಮಾನರು ತಾಯಿ ಇದ್ದಾರೆ, ಆ ಮಗುನ ಕರ್ಕೊಂಬರ್ಲಿಕ್ಕೆ ಆಗೋದಿಲ್ಲ. ಕೊನೆಗೆ ಅಲ್ಲಿ ಶಿಕ್ಷಕರು ಎಷ್ಟು ಪ್ರಯತ್ನ ಪಟ್ಟಿದ್ದಾರೆ ಆಧಾರ್ ಕಾರ್ಡ್ ಮಾಡಿಸ್ಲಿಕ್ಕೆ ಮತ್ತು ಬ್ಯಾಂಕ್ ಅಕೌಂಟ್ ಮಾಡಿಸ್ಲಿಕ್ಕೆ ಅಂದರೆ ಆ ಕಷ್ಟ ನಮಗೆ ಗೊತ್ತು. ಈಗ ಅವ್ರಿಗೆ UDD ಕಾರ್ಡ್ ಮಾಡಿಸ್ಬೇಕು, ಯಾವುದೋ ಒಂದು ಸಂದರ್ಭದಲ್ಲಿ ಡೇಟ್ ಕೊಟ್ಟಿರ್ತಾರೆ ಮಗುನ ಕರ್ಕೊಂಬರೋಕ್ಕಾಗಲ್ಲ, ನಾವು ಅಲ್ಲಿ ಫೇಲ್ಯೂರ್ ಆಗ್ತೇವೆ. ಸೊ ಒಂದು ಮಗುಗೆ ಆಧಾರ್ ಮಿಸ್ ಮ್ಯಾಚ್ ಆಗುತ್ತೆ, ಆಧಾರೇ ಸೇರ್ತಾ ಇಲ್ಲ. ಆ ಥರದ ಮಕ್ಕಳಿದ್ದಾಗ ಆಧಾರ್ನ ಹೇಗೆ ಮಾಡಿಸೋದು? ಶಾಲೆಯಲ್ಲಿ ಆಧಾರ್ ಕಂಪಲ್ಸರಿ, ಅದರಿಂದ ಆಧಾರ್ ಮಾಡಿಸ್ಲೇಬೇಕು. ಈ ಥರದ ಸೌಲಭ್ಯ ಕೆಲವೊಂದು ಉದಾಹರಣೆಗೆ ನಾನು ಭಾಳಷ್ಟು ವರ್ಷದಿಂದ ನನಗೆ ನನ್ನ ಕಾಡ್ತಾ ಇರೋದು ಅಂದರೆ, ಈ ಎನ್ ಬೇಗೂರು ಕ್ಲಸ್ಟರ್ಲಿ ಒಂದು ದೇವಯ್ಯನ ಹಾಡಿ ಅಂತ ಒಂದು ಹಾಡಿದೆ, ಅಲ್ಲಿ ಒಂದು ಮಗು ಇಂದ್ರ ಅಂತಿದೆ. ಆ ಮಗುಗೆ ಏನಾದರೂ ಮಾಡಿ ನಾವು ಆ UDD ಕಾರ್ಡ್ ಮಾಡಿಸ್ಲೇಬೇಕಲ್ಲ ಅಂಥೇಳಿ ಮಾಡಿದ್ವಿ. ಸೊ ಒಂದ್ಸಲ ಕ್ಯಾಂಪಿಗೆ ನಾನು ಸ್ವತಃ ಆಂಬುಲೆನ್ಸ್ ಅನ್ನ ಕೊಟ್ಟು ಆಂಬುಲೆನ್ಸ್ ಇಂದ ಮಗುನ ಕರೆಸಿದೆ. ಕರೆಸಿದ ಮೇಲೆ ಇಲ್ಲಿ ಬಂದು ಕೊಡಬೇಕು UDDಗೆ, ಆ ಮಗುಗೆ ಆಧಾರ್ ಮಿಸ್ ಮ್ಯಾಚ್ ಆಗ್ಬಿಡ್ತು. ಪುನಃ ಎಗೇನ್ ಮತ್ತೆ ಆಧಾರ್ನ ಅಪ್ಡೇಟ್ ಮಾಡಿ ಕಳಿಸ್ಕೊಟ್ವಿ, ಇನ್ನೂ ಮಾಡ್ಸೋಕ್ಕಾಗಿಲ್ಲ. ಈ ಥರದ ಸವಾಲು ಕೆಲಸಗಳಿವೆ. ಅದರಲ್ಲೂ ವಿಶೇಷವಾಗಿ ಆಡಿ ಪ್ರದೇಶಿಸ್ತಕ್ಕಂಥವ್ರು, ಗ್ರಾಮಾಂತರ ಪ್ರದೇಶಿಸ್ತಕ್ಕಂಥ ಮಕ್ಕಳಿಗೆ ಆಧಾರ್ ಅಪ್ಡೇಟ್ ಮಾಡಿಸ್ತಕ್ಕಂಥದ್ದು ಮತ್ತು UDD ಮಾಡಿಸ್ತಕ್ಕಂಥದ್ದು ಇದೆಯಲ್ಲ, ಎಲ್ಲೋ ನಮ್ಗೆ ಒಂದು ಮನಸ್ಸಿಗೆ ನಾಟದ ಅಂತ ಒಂದೊಂದು ಮಕ್ಕಳು ಉಳ್ಕೊಂಬಿಟ್ರು, ನಮ್ಮ ಸೌಲಭ್ಯ ಮಗು ಸಿಗ್ಲಿಲ್ವಲ್ಲ ಅನ್ನೋ ಕೊರತೆ ನಮ್ಮನ್ನು ಆವಾಗವಾಗ ಕಾಡ್ತಿರ್ತದೆ. ಸೊ ಅವೆಲ್ಲವೂ ಅಪ್ಡೇಟ್ ಆದಾಗ ನಮಗೊಂಥರ ಸ್ಯಾಟಿಸ್ಫ್ಯಾಕ್ಷನ್, ತೃಪ್ತಿ ಸಿಗುತ್ತೆ. ಇಲ್ಲಾಂದರೆ ಇನ್ನೂ ಕೂಡ ಮಕ್ಕಳು ನಮಗೆ ಅದನ್ನೇ ಕಾಡ್ತಾ ಇದ್ದಾವೆ. ನೋಡೋಣ ಮುಂದಿನ ದಿನಗಳಲ್ಲಿ ಆ ಥರ ಎಲ್ಲ ಮಕ್ಕಳಿಗೆ ಸಿಗಬೇಕು, UDD ಸೌಲಭ್ಯ ಸಿಗಬೇಕು, ಆ ಮೂಲಕ ನಮ್ಮ ಶಿಕ್ಷಣ ಇಲಾಖೆ ಸೌಲಭ್ಯ ಸಿಗಬೇಕು ಅಂತಕ್ಕಂಥದ್ದೇ ನಮ್ಮ ಆಸೆ. ಆ ನಿಟ್ಟಿನಲ್ಲಿ ನಾವು ಯಾವಾಗಲೂ ಕೂಡ ಕಾರ್ಯೋನ್ಮುಖರಾಗಿದ್ದೇವೆ, ಪ್ರಯತ್ನ ಪಡ್ತಾನೆ ಇದ್ದೇವೆ. ವಿಶೇಷವಾಗಿ ತಾಯಂದಿರು ಅಥವಾ ಪೋಷಕರು ಅದನ್ನು ಸ್ವಲ್ಪ ನಮ್ಮ ಜೊತೆ ಕೈ ಜೋಡಿಸ್ತಾರೆ. ನಾವು ಹೇಳಿದಂಥ ಸಂದರ್ಭದಲ್ಲಿ ಕೆಲವೊಮ್ಮೆ ಕೋ ಇನ್ಸಿಡೆನ್ಸ್ ಆಗಿಬಿಡುತ್ತೆ, ಅವ್ರು ಬಂದಿರ್ತಾರೆ, ಇಲ್ಲಿ ಡಾಕ್ಟರ್ ಇರಲ್ಲ ಅಥವಾ ವೆಯ್ಟ್ ಮಾಡ್ತಕ್ಕಂಥ ವ್ಯವಧಾನ ಇರೋದಿಲ್ಲ. ಎಲ್ಲ ಹಂಗಾದಾಗ ಒಂಥರ ಮನಸ್ಸಿಗೆ ಬೇಸರ ಆಗ್ಬೋದು, ಪದೇ ಪದೇ ಬರಬೇಕು ಅಂತಂದ್ರೆ ಅದಾಗ ಅವರಿಗೆ ಸ್ವಲ್ಪ ವ್ಯವಧಾನವಾಗಿ ಮಾಡಿಸ್ಕೊಳ್ತಕ್ಕಂಥ ಕೆಲಸ ಆಗಬೇಕು, ಅದು ನಮಗೆ ಸ್ವಲ್ಪ. ಆಮೇಲೆ ಅವರನ್ನ ಪ್ರತಿ ಉದಾಹರಣೆ ಗೃಹಾಧಾರಿತ ಮಕ್ಕಳು ಅಂತ ಇರ್ತಾರೆ, ಅವ್ರನ್ನ ಮನೆ ಭೇಟಿ ಮಾಡಿದ ಸಂದರ್ಭದಲ್ಲಿ ಆ ಮಗುವಿನ ಜೀವನ ಕೌಶಲ್ಯಗಳು, ಆ ಮಗುವಿನ ಆರೋಗ್ಯ ನೈರ್ಮಲ್ಯ, ಅದನ್ನು ಕಾಪಾಡಿಕೊಳ್ತಕ್ಕಂಥದ್ದು ಪೋಷಕ ಅತ್ಯಂತ ಜವಾಬ್ದಾರಿ. ನಾವು ತಿಳಿಸಿ ಹೇಳಿರ್ತೀವಿ ಅವ್ರಿಗೆ ಏನು ಸೌಲಭ್ಯ ಬೇಕು, ಒಂದು ಮ್ಯಾಟೋ ಮತ್ತೊಂದು ಮಗುಂದು ಎಲ್ಲ ಕೂಡ. ಉದಾಹರಣೆಗೆ ಎಷ್ಟೋ ಮಕ್ಕಳಿಗೆ ನಾವು ವಾಟರ್ ಬೆಡ್ ಅಂತ ಕೊಡ್ತೀವಿ, ವಾಟರ್ ಬೆಡ್ನೇ ಬಳಸೋದಿಲ್ಲ, ತೆಗೆದು ಅಟ್ಲ ಮೇಲೆ ಎಲ್ಲ ಇಟ್ಬಿಟ್ಟಿರ್ತಾರೆ. ಆ ವಾಟರ್ ಬೆಡ್ಡನ್ನು ಬಳಸಿ ಮಗುಗೆ ತೊಂದರೆ ಆಗ ತಪ್ಪುತ್ತೆ ಅಂದಾಗ ನಾವು ಹೇಳಿದಾಗ ಮಾತ್ರ ಮಾಡ್ತಾರೆ, ಪುನಃ ಇನ್ನೊಮ್ಮೆ ಹೋದಾಗ ವಾಟರ್ ಬೆಡ್ಡೇ ಎಲ್ಲ ಇರುತ್ತೆ. ನಾವು ಕೊಡ್ತಕ್ಕಂಥ ಸೌಲಭ್ಯಗಳ ಬಳಕೆ ಅವ್ರಿಗೆ ಅರಿವಾಗಬೇಕು.
1: ಹೌದು,
0: ಇದು ನಮ್ಮನ್ನ ಅತ್ಯಂತ ಕೊಡ್ತಕ್ಕಂಥ ಸೌಲಭ್ಯಗಳನ್ನು ಬಳಕೆ ಮಾಡಿದೆಯಲ್ಲ ಅದು. ಆಮೇಲೆ ಮಕ್ಕಳಿಗೆ ಎಲ್ಲ ಸೌಲಭ್ಯಗಳು ಕೊಡ್ತಕ್ಕಂಥ ನಿಟ್ಟಿನಲ್ಲಿ ನಾವು ಅದನ್ನು ಕಾರ್ಯೋನ್ಮುಖರತಕ್ಕಂಥ ಸವಾಲಿನ ಕೆಲಸ ನಮ್ಮ ಕೈಲಾದ ಮಟ್ಟಿಗೆ ಅದನ್ನು ಮಾಡ್ತಾ ಬರ್ತಾ ಇದ್ದೇವೆ.
1: ಓಕೆ, ಇದ್ರ ಜೊತೆಗೆ ಸರಿಗೆ ತಾವು ಮನೆಗಳಿಗೆ ಭೇಟಿಗೆ ಹೋದಾಗ ಹೇಗೆ ಅಂದ್ರೆ ತಾವು ಹೇಳಿದಾಗ ನಿಖರ ಮಾಹಿತಿಗಳನ್ನ ತಲುಪಿಸ್ತಕ್ಕಂಥದ್ದು ಕೂಡ ಬಹಳ ಮುಖ್ಯ, ಯಾಕಂದ್ರೆ ಅದರಿಂದ ತಮಗೆ ಕೂಡ ಒಂದು ಅರಿವಾಗುತ್ತೆ. ಓಕೆ, ಅದ್ರ ಬಗ್ಗೆ ಮುಂದುವರ್ಸೋಣ ಸರ್. ಮತ್ತೆ ನನ್ನ ಕರೆ ಇದೆ. ಹಲೋ,
2: ನಮಸ್ಕಾರ ಸರ್.
1: ನಾಗರಾಜ್ ಅವರು ಹೇಳಿ, ತಮ್ಮ ಪ್ರಶ್ನೆ ಏನು ಅಂತ.
0: ನಮಸ್ಕಾರ, ನಮಸ್ಕಾರ ಹೇಳಿ ನಾಗರಾಜ್ ಅವರು.
2: ಸರ್, ಅಂಗವಿಕಲ ಮಕ್ಕಳಿಗೆ ವಿದ್ಯಾಭ್ಯಾಸ ಕೊಡೋದಕ್ಕೆ ಪೋಷಕರು ಹೆಚ್ಚಿನ ಜವಾಬ್ದಾರಿ ವಹಿಸಬೇಕಾಗ್ತದೆ. ಪ್ರೀತಿ ಪ್ರೇಮ ಎಲ್ಲ
0: ಇರ್ಬೇಕಾಗ್ತದೆ. ಅದನ್ನೇ ಮಾತಾಡ್ತಾ ಇದೀವಿ ಈಗ. ಶಿಕ್ಷಕರ ಪಾತ್ರ ಎಷ್ಟಿದೆಯೋ ಅದಕ್ಕಿಂತ ಹೆಚ್ಚಿನ ಪಾತ್ರ ಪೋಷಕರು ಕೂಡ ಕೈ ಜೋಡಿಸ್ಬೇಕು ಅನ್ನೋದನ್ನೇ ಮಾತಾಡ್ತಾ ಇದ್ದೀವಿ.
2: ವಿಶ್ವಾಸ ಅದು ಯಾರಾದ್ರೂ ಹೋದ್ರೆ ಔಷಧ ಇಟ್ಬಿಡ್ತಾರೆ ಅಂತವ್ರನ್ನ.
0: ಹೌದು,
2: ದೊಡ್ಡವ್ರನ್ನೇ

0: ಮಕ್ಕಳು ಬಿಟ್ಟಾರ ಈ ತರದ ಮನೋಭಾವ ಬೆಳೆದ್ಬಿಟ್ಟದ ಏನ್ ಮಾಡೋದು, ಅವ್ರನ್ನ ಹೊರಗ್ ತರ್ಬೇಕಾದ್ರೆ ಬಹಳ ಕಷ್ಟ ಇದೆ. ಇನ್ನು ಬಲವಂತದಲ್ಲಿ ತಂದಾಗ್ಲೂ ಅರ್ಧಂಬರ್ಧ ಮಾಡ್ತಾರ ಅವರು ಹೆಚ್ಚಿಗೆ, ಆದ್ರೆ ಅವ್ರಿಗೆ ಆ ಒಂದು ಜ್ಞಾನ ಇರಲ್ಲ, ಬುದ್ಧಿವಂತಿಕೆ ಇರಲ್ಲ, ಅವೇರ್ನೆಸ್ ಇರಲ್ಲ. ಆದಷ್ಟು ಇಲ್ಲಿ ಆ ರೀತಿ ಜನ ಏನ್ ಏನನ್ಕೊಂಡಾರ ಅಂತ ಅದೇ ಬೇರೆ ಭಯ ಪಟ್ಕೊಂಡು ಈ ರೀತಿಯಾದಂತ ಸಿಚುವೇಶನ್ ಅಲ್ಲಿ ಜನ ನಡೀತಾವ್ರ. ಅದ್ರ ಬಗ್ಗೆ ಹೆಚ್ಚಿನ ಆಸಕ್ತಿ ವಹಿಸಿ ಜನಲ್ಲೂ ಅವೇರ್ನೆಸ್ ಮೂಡ್ಬೇಕು.
1: ಖಂಡಿತ ನಾಗರಾಜ್, ನಾವು ಹೋದಂತ ಸಂದರ್ಭದಲ್ಲಿ, ಶಾಲೆ ಹೋಗುವಂತ ಸಂದರ್ಭದಲ್ಲಿ ಪೋಷಕರಿಗೆ ಮತ್ತೆ ಶಿಕ್ಷಕರಿಗೆ ಮತ್ತೆ ಗ್ರಾಮಾಂತರ ಪ್ರದೇಶ ಇರತಕ್ಕಂತ ಪೋಷಕರಿಗೆ ಇದ್ರ ಬಗ್ಗೆ ಮನವರಿಕೆ ಮಾಡ್ತಕ್ಕಂತ ಕೆಲಸ ನಮ್ಮಿಂದ ಆಗ್ತಾ ಇದೆ. ಇನ್ನು ಏನಾದ್ರು ಮಾಡಬಹುದು ಅಂತ ನೀವು ತಿಳಿಸಿದ್ರೆ ಖಂಡಿತ ಅದನ್ನು ಕೂಡ ನಾವು ಮಾಡ್ಲಿಕ್ಕೆ ಸಿದ್ಧರಿದ್ದೇವೆ.
0: ಅದೇ ಅವೇರ್ನೆಸ್ ಆಗ್ಬೇಕು ಸರ್, ಧೈರ್ಯ ಹೇಳ್ಬೇಕು ಅವ್ರಿಗೆ. ಅವಾಗ ನಮ್ಮ ಮರ್ಯಾದೆ ಬಿಟ್ಟೈತೆ, ಇಂಥ ಮಗು ಹುಟ್ಬಿಟ್ಟದ ಅಂದ್ಬಿಟ್ಟು ಅವರು ಮರ್ಮಾಡದೆ ಜಾಸ್ತಿ ಆಗುತ್ತೆ.
1: ನಿಮ್ಮಂತ ಫಲಾನುಭವಿ ಕೂಡ ಗಮನಕ್ಕೆ ತರಬೇಕು. ನಿಮ್ಮ ಆಸುಪಾಸಲ್ಲಿ ಇರ್ತಕ್ಕಂಥವ್ರಿಗೆ ಅದರ ಈಗ ಏನದರ ಸಮಸ್ಯೆಯಿಂದ ಬಳಲ್ತಾ ಇದ್ದೀರೋ ಅದನ್ನ ನಾವು ಕೂಡ ಅವ್ರಿಗೆ ಗಮನಕ್ಕೆ ತಂದು ಏನು ಆಗಲ್ಲ, ಸಾಮಾನ್ಯರಂತೆ ನಾವು ಕೂಡ ಬದುಕಬಹುದು, ಬದುಕಿ ತೋರಿಸ್ಬಹುದು, ಅನೇಕ ಜನ ಸಾಧನೆ ಮಾಡೋರಿದ್ದಾರೆ, ಮಾಡಿರೋರು ಇದ್ದಾರೆ ನಮ್ಮ ಮುಂದೆ ಅಂತಕ್ಕಂಥದ್ದನ್ನ ಹೇಳ್ಬೇಕಷ್ಟೆ. ನಾವು ಕೂಡ ಅವರಂಗೆ ಎಲ್ಲ ಕೆಲಸವನ್ನ ಮಾಡಬಲ್ಲವು ಅಂತಕ್ಕಂಥದ್ದು ನಿಮ್ಮಂಥವ್ರು ಮಾದರಿ ಆಗ್ಬೇಕು ಅವ್ರಿಗೆ.
0: ಯಾಕೆ ಉದಾಹರಣೆಗೆ ಹೇಳ್ತಾ ಇದ್ರಿ ಅಂದ್ರೆ, ನಮ್ಮ ಹತ್ರದಲ್ಲಿ ಒಬ್ರಿಗೆ ಲಗ ಹೊಡೆದಿದೆ, ನಾನು ಮಾತಾಡ್ಸ್ಬೇಕು ಅಂತ ಹೋದ್ರೆ ಅವ್ರು ಅವಯ ಮನ ಒಳಕ್ಕೆ ಓಡ್ದ ಅವ್ರನ್ನ. ಅಷ್ಟೊಂದು
1: ಮಾಡೋಣ ಖಂಡಿತ.
0: ಈ ತರ
1: ಖಂಡಿತ ಖಂಡಿತ ಮಾಡೋಣ.
0: ಮನಸ್ಸು ಅವರು ಆ ರೀತಿ ನೆಗ್ಲೆಕ್ಟ್ ಮಾಡ್ಕೊಂಡ್ರೆ
1: ಒಪ್ಕೋಬೇಕು. ನಮ್ಮ ಮುಂದೆ ಇರ್ತಕ್ಕಂಥ ಸಮಸ್ಯೆನ ಒಪ್ಕೋಬೇಕು ನಾವು. ಒಪ್ಕೊಂಡಾಗ ಅದು ಏನಾದ್ರು ಸಮಸ್ಯೆನ ಬಗೆಹರಿಸಬಹುದು. ಒಪ್ಕೊಳ್ಳಿಕ್ಕೆ ತಯಾರಿಲ್ಲ ಅಂದ್ರೆ ಬಗೆಹರಿಸೋದೆಲ್ಲ ಬಂತು. ನಮ್ಮ ಸುತ್ತಮುತ್ತ ಇರತಕ್ಕಂಥ ಸೌಲಭ್ಯಗಳನ್ನ ಬಳಸ್ಕೊಂಡು ನಾವು ಕೂಡ ಮುಖ್ಯವಾಹಿನಿಗೆ ಬರಬೇಕು ಅಂತಕ್ಕಂಥ ಮನಸ್ಸನ್ನ ಮಾಡ್ಬೇಕು.
0: ಈ ರೀತಿಯಾದ ಈಗ ಗಾದಿನಿ ಹೇಳಿದ್ವ, ನೆಲ್ತಾರೋಗ ಆಡ್ತಾ ಗಾದಿನೇ ಇದೆಯಲ್ಲ, ಇದನ್ನ ಯೋಚನೆ ಮಾಡಲ್ಲ ಅವರು. ಏನೋ ಯಾವ್ದೋ ಉದ್ದೇಶಕ್ಕಾಗಿ ಏನೇನು ಪ್ರಾಣ ಹೋದ್ರು ಸರಿ, ನನ್ಗೇನು ಅನ್ನಂಗ ಯೋಚನೆ ಮಾಡಿದ್ರೆ ಸಾಧ್ಯವಿಲ್ಲ. ಆ ದೃಷ್ಟಿಯಲ್ಲಿ ನಾನು ಮಾತಾಡಲು ಅವಕಾಶ.
2: ಧನ್ಯವಾದಗಳು ನಾಗರಾಜ್,
1: ಧನ್ಯವಾದಗಳು ಫೋನ್ ಕರೆ ಮಾಡಿದ್ದಕ್ಕೆ.
2: ಸರ್, ಅದೇ ನಾನು ಮೊದಲೇ ಹೇಳಿದಂಗೆ, ಜೊತೆಗೆ ನಾಗರಾಜ್ ಅವ್ರು ಹೇಳಿದಂಗೆ ಕೂಡ ಸಾಮಾನ್ಯವಾಗಿ ಈ ತರ ಗ್ರಾಮೀಣ ಪ್ರದೇಶದಲ್ಲಿ ತಂದೆ ತಾಯಿಗಳು ಈ ತರ ಒಂದು ಮನೋಭಾವನೆಯನ್ನು ಹೊಂದ್ಕೊಂಡಿರ್ತಾರೆ. ಅಂದ್ರೆ ಸೊ ಏನಾದ್ರು ಅನ್ಕೋಬಿಡ್ತಾರೆ, ಅಕ್ಕಪಕ್ಕದವ್ರು ಏನೋ ಅನ್ಕೋತಾರೆ, ಇವ್ರ ಮಗುಗೆ ಈ ತರ ಆಗಿದೆ. ಈ ತರ ಒಂದು ಮನೋಭಾವದಿಂದ ಕೆಲವೊಂದು ಮಾಹಿತಿಗಳನ್ನ ಕೊಡೋದಕ್ಕೆ
1: ಪೋಷಕರಿಗೆ ನಾವು ಒಂದು ಅವ್ರಿಗೆ ಮಾರ್ಗದರ್ಶನ ಕೊಡ್ತಕ್ಕಂಥ ಮನೆ ಭೇಟಿ ಮಾಡಿದ ಸಂದರ್ಭದಲ್ಲಿ, ನೀವು ಹೊರಪ್ರಪಂಚಕ್ಕೆ ಬಂದರೆ ಅಥವಾ ನಮ್ಮ ಕೇಂದ್ರಗಳಿಗೆ ಬಂದರೆ ಅಥವಾ ಈ ಥರ ಶಿಬಿರ ಮಾಡಿದಾಗ ಬಂದಾಗ ನಿಮಗಿಂತೂ ತೊಂದರೆ ಇರತಕ್ಕಂಥ, ನಿಮಗಿಂತೂ ಕಷ್ಟ ಇರತಕ್ಕಂಥ ಮಕ್ಕಳಿದ್ದಾರೆ ಅಂತಕ್ಕಂಥದ್ದು ಅವ್ರು ಅರಿವಾಗಬೇಕು. ಆ ಅರಿವಾದ ಸಂದರ್ಭದಲ್ಲಿ ನಾವು ಪೋಷಕರಿಗೆ ಮನವರಿಸ್ತಕ್ಕಂಥ ಕೆಲಸ ಅದಾಗಬೇಕು. ಗೃಹಾಧಾರಿತ ಮಕ್ಕಳು ಮನೆ ಭೇಟಿ ಮಾಡಿದಾಗ ನಾವು ಹೇಳದೆ ತಂದೆ ತಾಯಿಂದ್ರಿಗೆ, ನಿಮ್ಮ ಕೆಲಸನೇ ದೊಡ್ಡದಲ್ಲ ಅಥವಾ ನಿಮ್ಮ ಕಷ್ಟನೇ ದೊಡ್ಡದಲ್ಲ, ಇದಕ್ಕಿಂತೂ ಕಷ್ಟದಲ್ಲಿ ಇರತಕ್ಕಂಥವ್ರು ಬೇಕಾದಷ್ಟು ಇದ್ದಾರೆ, ಹೊರ ಪ್ರಪಂಚಕ್ಕೆ ಬಂದು ನೋಡಿ ಅಂತಕ್ಕಂಥ ಕೆಲಸವೂ ಕೂಡ ಅದು ಆಗ್ತಾ ಇದೆ. ಅದನ್ನು ಮಾಡಬೇಕು. ನೀವು ಹೇಳಿದಾಗೆ ಒಪ್ಕೊಳ್ಳಿಕ್ಕೆ ನಾಗರಾಜ್ ಅವ್ರು ಹೇಳಿದಾಗೆ ಇರ್ತದೆ, ಅದು ಸ್ವಲ್ಪ ಪರ್ಸೆಂಟೇಜ್ ಕಡಿಮೆ ಅಂತವ್ರು.
2: ಓಕೆ ಸರ್, ಮತ್ತೊಂದು ಕರೆ ಇದೆ. ಹಲೋ
3: ಹಲೋ,
2: ನಮಸ್ತೆ, ತಮ್ಮ ಹೆಸರು?
3: ನಾಗರಾಜ್ ಅಂತ.
2: ನಾಗರಾಜ್ ಅವರು ಹೇಳಿ, ತಮ್ಮ ಪ್ರಶ್ನೆ ಏನಂತ?
3: ಮಕ್ಕಳು ಶಾಲೆಯಲ್ಲಿ ಕೇಳಿಮೆ ಬರಬಾರ್ದು ಸರ್, ಸಮಾನವಾಗಿರ್ಬೇಕು ಅವರು, ಆ ರೀತಿ ಪ್ರಚೋದನೆ ಮಾಡ್ಕೊಡ್ಬೇಕು ಮಕ್ಕಳಿಗೆ.
1: ಅದೇ ಅದು ಕೀಳರಿಮೆ ಹೋಗ್ಲಾಡಿಸ್ಲಿಕ್ಕೋಸ್ಕರನೇ ಸಾಮಾನ್ಯ ಶಿಕ್ಷಣ ಶಾಲೆಯಲ್ಲಿ ಆ ಮಕ್ಕಳನ್ನ ಸೇರಿಸ್ಕೊಂಡು ಆ ಮೂಲಕ ಅವನ ಆಪ್ತ ಗೆಳೆಯನೊಬ್ಬನ ಗುರುತಿಸಿ ಶಿಕ್ಷಕರು ಅವ್ರ ಬಗ್ಗೆ ಗಮನ ಹರಿಸ್ಬೇಕು ಅಂತಕ್ಕಂಥದ್ದು ಕೂಡ ನಮ್ಮಲ್ಲಿ ಅದೊಂದು ಅಂಶ. ಹಾಗಾಗಿ ಅದನ್ನು ಹೋಗ್ಲಾಡಿಸಿದ ನಿಟ್ಟಿನಲ್ಲಿ ನಾವೇನೆಲ್ಲ ಮಾಡಬಹುದು ನಾವು ನೀವು, ಅದರಲ್ಲಿ ಪೋಷಕರ ಪಾತ್ರವೂ ಕೂಡ ದೊಡ್ಡದಿರ್ತದೆ. ಶಿಕ್ಷಕರ ಗಮನಕ್ಕೆ ತಂದಾಗ ಅಥವಾ ನಮ್ಮ ಗಮನಕ್ಕೆ ತಂದಾಗ ಏನೆಲ್ಲ ತೊಂದರೆ ಆಗ್ತದೆ, ಆ ಥರ ಆ ನಿಟ್ಟಿನಲ್ಲಿ ಮಗುವಿನ ಹಂತದಲ್ಲಿ ನಿಂತು ಯೋಚನೆ ಮಾಡಿದಾಗ ಏನೆಲ್ಲ ಆಗ್ಬಹುದು ಅನ್ನೋದನ್ನ ನೋಡಬೇಕು. ಆ ಥರ ಇದ್ದಾಗ ಅದನ್ನು ಪಾಠ ಪ್ರವಚನ ಮಾಡ್ತಕ್ಕಂಥ ಸಂದರ್ಭದಲ್ಲಿ, ಪೋಷಕರು ಭೇಟಿ ಅಂತ ಸಂದರ್ಭದಲ್ಲಿ ಶಿಕ್ಷಕರ ಜೊತೆ ಅದನ್ನು ಚರ್ಚೆ ಮಾಡಿ ಅದನ್ನು ಪರಿಹರಿಸ್ಕೋಬಹುದು.
3: ಪೀಠೋಪಕರಣಗಳು ಅವ್ರಿಗೆಲ್ಲ ಬೇರೆ ಸಪರೇಟ್ ಆಗಿ ಕೊಡ್ತಾರ ಸರ್?
1: ಮಾಡ್ಬೋದು. ಈಗ ಆ ಮಗುಗೆ ಉದಾಹರಣೆಗೆ ಒಬ್ಬ ದೈಹಿಕ ನಿನ್ನತೆ ಉಳ್ಳ ಮಗು ಇದ್ದಾನೆ ಅಂದ್ರೆ ಅವನ ನೀವು 100 ಮೀಟರ್ ಓಡು ಅಂತ ಹೇಳಕ್ಕಾಗಲ್ಲ, 25 ಮೀಟರ್ ರನ್ನಿಂಗ್ ರೇಸ್ ಕೊಡ್ಬೋದು. ಯಾಕಂದ್ರೆ ಆ ಮಗು ಭಾಗವಹಿಸೋದು ಮುಖ್ಯ ನಮಗೆ. ಹಾಗಾಗಿ ಆ ಥರದ ಅವಕಾಶವೂ ಕೂಡ ಇದೆ. ಈಗ ಅವನಿಗೆ ದೈಹಿಕ ನಿನ್ನತೆ ಉಳ್ಳ ಮಗು ಇರ್ಬೋದು ಅಥವಾ ಬೇರೆ ಬೇರೆ ಇದೆ, ಉದಾಹರಣೆಗೆ ಆ ಥರ ಇದ್ದಾಗ ಬೇರೆ ಬೇರೆ ಚಟುವಟಿಕೆಗಳನ್ನ ಕೊಡ್ಬೋದು. ಅವನು ಯಾವುದನ್ನು ಭಾಗವಹಿಸಬಲ್ಲ, ಯಾವುದನ್ನು ಮಾಡಬಲ್ಲ, ಆ ಥರದ ಚಟುವಟಿಕೆಗಳನ್ನೇ ಕೊಟ್ಟು ಆ ಮೂಲಕವನ್ನೇ ಅವನ್ನ ಮುಖ್ಯವಾಗಿ ತರ್ತಕ್ಕಂಥ

0: ಕೆಲಸ ನಮ್ಮಿಂದ ಆಗ್ಬೇಕಾಗಿದೆ, ಅದನ್ನು ಮಾಡ್ತಾ ಇದ್ದೇವೆ. ಅವು ಖಂಡಿತ ಒಳ್ಳೇದು. ಹೌದೌದು, ವಿಶೇಷ ಚಟುವಟಿಕೆ ಕೊಡ್ಲಿಕ್ಕೆ ಸಲುವಾಗಿ ನಮ್ಮಲ್ಲಿ ವಾರದಲ್ಲಿ 2 ದಿನ ಶಾಲಾ ಸಿದ್ಧತಾ ಕೇಂದ್ರ ಅಂತ ಹೇಳಿ ಕೋಟೆನಲ್ಲಿ ಎಚ್ ಡಿ ಕೋಟ್ಲಿ ಬಾಲಕಿಯರ ಪ್ರೌಢಶಾಲಾ ಆವರಣದಲ್ಲಿ ಒಂದು ಸಾಮಾನ್ಯ ಶಿಕ್ಷಣ ಸಂಪನ್ಮೂಲ ಕೇಂದ್ರ ಅಂತಿದೆ. ನೀವು ಅದನ್ನು ಬಳಸ್ಕೊಂಡಾಗ, ನೀವು ಅಲ್ಲಿಗೆ ಬಂದು ಭೇಟಿ ಕೊಟ್ಟಾಗ ಏನೆಲ್ಲ ಚಟುವಟಿಕೆಗಳು ವಿಶೇಷ ಚಟುವಟಿಕೆಗಳನ್ನ ಮಾಡ್ತೇವೆ ಅಂತಕ್ಕಂಥದ್ದು ತಾವು ನೋಡ್ಬೋದು. ತಾವು ಒಮ್ಮೆ ಬನ್ನಿ, ಆ ಥರದ ಮಕ್ಕಳಿದ್ರೆ ಅಥವಾ ಪೋಷಕರಿಗೆ ಹೇಳಿ ಸೋಮವಾರ ಮತ್ತು ಗುರುವಾರ ನಮ್ಮ ಕೇಂದ್ರಕ್ಕೆ ಬಂದಾಗ ನಾವು ಏನೆಲ್ಲ ಚಟುವಟಿಕೆನ ಮಾಡ್ತಾ ಇದ್ದೀವಿ ಆ ಮಕ್ಕಳಿಗೋಸ್ಕರ ಅಂತಕ್ಕಂಥ ನಿಮ್ಗೆ ಗೊತ್ತಾಗುತ್ತೆ. ನೀವೊಂದು 4 ಜನಕ್ಕೆ ಕೇಳಿದ್ರೆ ಅದರ ಸೌಲಭ್ಯ, ಅದರ ಸೇವೆ ಎಲ್ಲ ಮಕ್ಕಳಿಗೂ ದೊರಕುತ್ತೆ.
1: ಓಕೆ, ಧನ್ಯವಾದಗಳು ನಾಗರಾಜರೇ ಕರೆ ಮಾಡಿದ್ದಕ್ಕೆ. ಸರ್, ಈಗ ಈ ಒಂದು ತಮ್ಮ ಒಂದು ಅನುಭವದಲ್ಲಿ ವಿಶೇಷ ಚೇತನ ಮಕ್ಕಳು ಈ ಒಂದು ಉತ್ತಮವಾಗಿ ಕಲಿತು ಸಾಧನೆ ಮಾಡಿರ್ತಕ್ಕಂಥ ಯಾವುದಾದ್ರೂ ಒಂದು ಅನುಭವ ಅಥವಾ ಒಂದನ್ನು ಹಂಚಿಕೊಳ್ಬೋದು ಸರ್?
0: ಒಂದು 2-3 ಇದೆ, ಅದರಲ್ಲಿ ಒಂದಂತೂ ನನಗೆ ತುಂಬ ಕಾಡ್ತಕ್ಕಂಥದ್ದು ಮತ್ತು ಮನಸ್ಸಿಗೆ ತೃಪ್ತಿ ಕೊಟ್ಟದ್ದು. ಒಂದೇನಪ್ಪ ಅಂದರೆ 2019-20 ನಮ್ಮಲ್ಲಿ ಒಂದು ಮಗು, ನಮ್ಮ ದೃಷ್ಟಿದೋಷವುಳ್ಳ ಮಗು, ನಾವು ಲೋ ವಿಷನ್ ಅಂತೇಳಿ ಗುರುಸ್ಕೊಂಡಿರ್ತೇವೆ. ಆ ಮಗು 6ನೇ ತರಗತಿ ಆದರ್ಶ ಶಾಲೆಗೆ ಸೆಲೆಕ್ಟ್ ಆಗುತ್ತೆ. ಆದರ್ಶ ಶಾಲೆಯಲ್ಲಿ ಓದ್ತಾ ಇರ್ತಾನೆ, 7ನೇ ತರಗತಿ 8ನೇ ತರಗತಿ ಓದ್ತಾ ಇರ್ತಾನೆ. 8ನೇ ತರಗತಿಯಲ್ಲಿ ಕೂಡ ಲೋ ವಿಷನ್ ಇರ್ತಾನೆ. 9ನೇ ತರಗತಿ ಬಂದಾಗ ಅವನಿಗೆ ಇನ್ನೂ ಪೂರ್ಣ ಪ್ರಮಾಣದಲ್ಲಿ ಅದು ತುಂಬ ಕುಂಠಿತ ಆಗುತ್ತೆ. ಅದು ನಮ್ಮ ಗಮನಕ್ಕೆ ಬಂದ ಸಂದರ್ಭದಲ್ಲಿ ಅದನ್ನು ಗುರುತಿಸಿ ಆ ಮಗು, ಅದೇ ಸೇಮ್ ಕೋವಿಡ್ ಟೈಮ್ ಶಾಲೆಗಳು ಇಲ್ಲಾಗ, ಆ ಸಂದರ್ಭದಲ್ಲಿ ಆ ಮಗುನ ನಮ್ಮ ಕೇಂದ್ರಕ್ಕೆ ಕರ್ಕೊಂಬಂದು ನಮ್ಮ ಕೇಂದ್ರದ ಕ್ಯಾಂಪಸ್ಸಲ್ಲಿ ಒಬ್ಬರು ಅಂಧ ಶಿಕ್ಷಕರಿದ್ದಾರೆ, ಅವರು ವಿಶೇಷ ಶಿಕ್ಷಕರು, ಸಂಗೀತ ಶಿಕ್ಷಕರು ಬಲರಾಮ್ ಸರ್ ಅಂತೇಳಿ, ಅವ್ರ ಗಮನಕ್ಕೆ ತಂದ್ವಿ. ಅವ್ರ ಸಹಾಯದಿಂದ ಆ ಮಗುಗೆ 1 ತಿಂಗಳಲ್ಲೇ ಬ್ರೈಲ್ ಲಿಪಿಯನ್ನು ಕಳಿಸಿ ಬ್ರೈಲನ್ನು ಓದ್ತಕ್ಕಂಥ ಕೆಲಸವನ್ನು ಮಾಡಿ ಆ ಮಗು 9ನೇ ತರಗತಿಗೆ ಇದೆ. ಕೊನೆಗೆ ಅವನನ್ನು ಏನಾದ್ರು ಮಾಡಿ ಇದು ಮಾಡ್ಬೇಕಂತೇಳಿ ಪೋಷಕರ ಮನಸ್ಸಿನ, ಮೊದಲೇ ಹೇಳಿದಾಗೆ ಪೋಷಕರು ಅವ್ರು ಎಷ್ಟು ಇದು ಮಾಡಿದ್ರು ಅಂದರೆ ಅವನ್ನ ಏನಾದ್ರು ಮಾಡಿ ಒಂದು ವಿಶೇಷ ಶಾಲೆ ಸೇರಿಸ್ತಾರೆ, ಅವನು ಇನ್ನೂ ಚೆನ್ನಾಗಿ ಓದ್ಬೋದು ಅಂತೇಳಿ ಅಷ್ಟೊತ್ತಿಗೆ ಏನಾಯ್ತು ಅವನಿಗೆ ಪೂರ್ಣ ಪ್ರಮಾಣದಲ್ಲಿ ದೃಷ್ಟಿದೋಷವನ್ನು ಕಳ್ಕೊಂಡ್ಬಿಟ್ಟ. ಕೊನೆಗೆ ತಂದೆ ತಾಯಿಯನ್ನು ಒಪ್ಪಿಸಿ ನಮ್ಮ ಇದರಲ್ಲಿ ಆದಿಚುಂಚನಗಿರಿ ಅಂಧ ಮಕ್ಕಳ ಶಾಲೆ ಬಿಡದಿ ಹತ್ರ ಅವ್ರನ್ನ ಮನವರಿಸಿ, ಪೋಷಕರನ್ನ ಮನವರಿಸಿ ಅಲ್ಲಿಗೆ ಅಡ್ಮಿಷನ್ ಮಾಡಿಸ್ತೀವಿ. ಅವರು ಅಲ್ಲಿ ಕಳಿಸ್ಲಿಕ್ಕೆ ತಯಾರಿಲ್ಲ, ನಾವು ಫಸ್ಟ್ ಪೋಷಕರ ಮನವೊಲಿಸಿ ನೀವು ಹೋಗಿ ನೋಡ್ಕೊಂಬನ್ನಿ ಆಮೇಲೆ ಮಾತಾಡೋರು ಅಂತೇಳಿ ಅವ್ರನ್ನ ಕಳಿಸ್ತೀವಿ, ಮನವೊಲಿಸ್ತೀವಿ. ಮನವೊಲಿಸಿ ಹೋಗಿ ಸೇರಿಸ್ತೀವಿ. 10ನೇ ತರಗತಿಗೆ ಅಲ್ಲಿ ಹೋಗಿ ಅಡ್ಮಿಷನ್ ಆದ, ತುಂಬಾ ಬ್ರೈಲ್ ಲಿಪಿಯನ್ನು ಚೆನ್ನಾಗಿ ಕಲ್ತ್ಕೊಂಡು ಓದಕ್ಕೆ ಬರ್ಕೊಂಡ. ಇಲ್ಲಿಂದ ಹೋದಂಥ ಹುಡುಗ ಹೆಮ್ಮೆ ಅನ್ಸುತ್ತೆ, ಆ ಶಾಲೆಗೆ ಉತ್ತಮ ಶ್ರೇಣಿಯಲ್ಲಿ ಪಾಸ್ ಆಗಿ ಬಂದ. ಹೇಗೆ ನಾವು ಅವನ್ನ ಅಲ್ಲೇ ಬಿಡೋಣ ಅಂದ್ವಿ, ಅವ್ರನ್ನ ಬಿಟ್ಟಿರ್ಲಿಕ್ಕೆ ಆಗಲಿಲ್ಲ ಅಂದ್ರು. ಸೊ ಇಲ್ಲೇ ಕೋಟೆಗೆ ಕರ್ಕೊಂಬಂದು ವಿಶ್ವಭಾರತಿಯಲ್ಲಿ ಪಿ ಯು ಸಿಲಿ ಸೇರಿಸ್ರು. ಪಿ ಯು ಸಿಲಿ ಕೂಡ ಸೆಕೆಂಡ್ ಪಿ ಯು ಸಿಲಿ ಒಳ್ಳೆ ಉತ್ತಮ ರೀತಿಯಲ್ಲಿ ಅವನಿಗೇನೆಲ್ಲ ಸೌಲಭ್ಯಗಳು ಬೇಕು ನಮ್ಮ ಕೈಯಲ್ಲಿ ಸಾಧ್ಯ ಮಾಡಿದ್ವಿ. ಅಲ್ಲೂ ಕೂಡ ಉತ್ತಮ ಪಾಸ್ ಆದ, ಈಗ ಡಿಗ್ರಿ ಮಾಡ್ತಾ ಇದ್ದಾನೆ, ಡಿಗ್ರಿ ಮಾಡ್ತಾ ಇದ್ದಾನೆ. ಅಂಥದ್ದು ಮಕ್ಕಳು ನಮಗೆ ತುಂಬ ಹೆಮ್ಮೆ. ಅಟ್ಲೀಸ್ಟ್ ನೋಡಿ, ಅವನು ಆದರ್ಶ ಶಾಲೆಗೆ ಇದನ್ನು ಬರೆದು ಎಕ್ಸಾಮ್ ಬರೆದು ಪಾಸ್ ಆಗಿದ್ದಂಥ ಹುಡುಗ, ಆದರ್ಶ ಶಾಲೆಗೆ ಹೋಗಿ ಲೋ ವಿಷನ್ ಇದ್ದದ್ದು ಪೂರ್ಣ ಪ್ರಮಾಣ ಕಳ್ಕೊಂಡಾಗ ಈಗ ಹುಡುಗ ಡಿಗ್ರಿ ಮಾಡ್ತಾ ಇದ್ದಾನೆ. ಭಾಳ ಹೆಮ್ಮೆ ಇದೆ. ನಮ್ಮ ಈ ಜೊತೆ ಕೂಡ ಸಂಪರ್ಕದಲ್ಲಿದ್ದಾನೆ, ರಜಾ ಅವಧಿಯನ್ನು ತುಂಬ ಚೆನ್ನಾಗಿ ಬಳಸ್ಕೋತಾನೆ, ಬೆಂಗಳೂರಿಗೆ ಹೋಗ್ತಾನೆ, APDಗೆ ಹೋಗ್ತಾನೆ, APDಲ್ಲಿ ಚಲನವಲನ ಇದನ್ನ ತರಬೇತಿ ಪಡ್ಕೊಂಡ, ಇದೆಲ್ಲವನ್ನು ಮಾಡಿಕೊಂಡು ಅವನು ತುಂಬ ಚೆನ್ನಾಗಿ ವಿದ್ಯಾಭ್ಯಾಸವನ್ನು ಮಾಡ್ತಾ ಇದ್ದಾನೆ. ಸದ್ಯಕ್ಕೆ ಈಗ ನಾವು ನೋಡಿದ್ರೆ ಅವನೇ ನಮಗೆ ಅತ್ಯಂತ ನಮ್ಮ ಮುಂದೆ ಇರ್ತಕ್ಕಂಥ ಒಂದು ದೊಡ್ಡ ಮಾದರಿ. ಇನ್ನೊಂದು ಮಗು ಹೇಳಲೇಬೇಕು, ರಾಜಕುಂಡ್ಲ ಒಂದು ಮಗು ಸೃಷ್ಟಿ ಅಂತೇಳಿ. ಅದು ಪ್ರಾರಂಭಿಕ ಹಂತದಲ್ಲಿ ಆ ಮಗುಗೆ ಅದು ಮಲ್ಟಿಪಲ್ ಡಿಸಬಿಲಿಟೀಸ್, ಮಾತು ಬರಲ್ಲ, ನಡಗಿನೂ ಕೂಡ ತೊಂದರೆ. ಆ ಮಗುಗೆ ಮೊದಲು ತೆವಿತಾ ಇತ್ತು, ಆಮೇಲೆ ಥೆರಪಿಗೆ ಬಂದ ಸಂದರ್ಭದಲ್ಲಿ ಕಂಟಿನ್ಯೂಟಿ ತರಬೇತಿ ಕೊಟ್ಟಾಗ ಪೋಷಕರ ಮನವೊಲಿಸಿ ಮಗು 1 ವರ್ಷ ಆದ್ಮೇಲೆ ಆರಾಮಾಗಿ ನಡ್ಕೊಂಡ್ಬರುತ್ತೆ. ಅಂತದ ಘಟನೆ ಕೂಡ ನಮ್ಮ ಮುಂದೆ ಇವೆ. ಇದು ಸಂಪೂರ್ಣ ನಿರಂತರ ಪ್ರಕ್ರಿಯೆ ಆದಾಗ ಮಾತ್ರ ಏನಾರ ಒಂದು ಬದಲಾವಣೆ, ಒಂದು ಫಲಿತಾಂಶ ಕಾಣಲಿಕ್ಕೆ ಸಾಧ್ಯ.
1: ಹೌದು ಸರ್, ಈಗ ತಾವು ಹೇಳಿದಂಗೆ ಈಗ ಈ ತರ ಒಂದು ವಿದ್ಯಾರ್ಥಿ ವೇತನ ಇರ್ಬೋದು, ಸಾಧನ ಸಲಕರಣೆಗಳಿರ್ಬೋದು, ಅಥವಾ ಸಾರಿಗೆ ಸೌಲಭ್ಯ, ಈ ತರದ ಒಂದು ಸರ್ಕಾರದ ಸೌಲಭ್ಯಗಳನ್ನ ಪಡೆದುಕೊಳ್ಬೇಕು ಅಂತಂದಾಗ ಪೇರೆಂಟ್ಸ್ ಅಥವಾ ಪೋಷಕರು ಯಾರನ್ನ ಸಂಪರ್ಕ ಮಾಡಬೇಕಾಗುತ್ತೆ ಸರ್?
0: ಮೊದಲಿಗೆ ನಮ್ಮಲ್ಲಿ ಮಗುಗೆ ಫಸ್ಟ್ UDD ಆಗ್ಬೇಕು. UDD ಆದ ನಂತರ ಪೋಷಕಕ್ಕೆ, ಎಷ್ಟೋ ಶಾಲೆಗಳಲ್ಲಿ UDD ಮಾಡಿಸಿದ್ದಾರೆ, ಶಾಲೆಯಲ್ಲೇ ಮಗುಗೆ ತೊಂದರೆ ಇದೆ ಅಂತ ಹೇಳಿಲ್ಲ, UDD ಮಾಡಿಸ್ಕೊಂಡಿದ್ದಾರೆ ಶಾಲೆಯಲ್ಲಿ ಹೇಳಿಲ್ಲ. ಆ ಥರದ ಮಕ್ಕಳು ಹೇಳಿದಾಗ SCATS ತಂತ್ರಾಂಶ ಮೊದಲು ನೋಂದಣಿ ಆಗ್ಬೇಕು, ನಮ್ಮ ಮಗುನ ತೋರಿಸ್ಬೇಕು, ಸಿಲೆಬ್ಲೇಸಿನ ತೋರಿಸ್ಬೇಕು. ತೋರಿಸಿದಂಥ ಸಂದರ್ಭದಲ್ಲಿ ನಮ್ಮ ಜಿಲ್ಲಾ ಹಂತದಲ್ಲಿ ರಾಜ್ಯ ಹಂತದಲ್ಲಿ ಏನು ಮಾಡ್ತಾರೆ, ಆಯಾಯ ನ್ಯೂನತೆಗೆ ಅನುಗುಣವಾಗಿ ಸಾರಿಗೆ ಸೌಲಭ್ಯ ಮತ್ತು ಬೆಂಗಾವಲು ಬತ್ತಿ, ಸಾರಿಗೆ ಬತ್ತಿಯೇ ಬೆಂಗಾವಲು ಬತ್ತಿ ಅಂತೇಳಿ ನಮ್ಮಲ್ಲಿ ಅದಕ್ಕೆ ಅವ್ರಿಗೆ ಅವಕಾಶ ಇದೆ. ಹೆಣ್ಣು ಮಕ್ಕಳ ವಿಶೇಷ ಬತ್ತಿ ಅಂತೇಳಿ, ಯಾವುದೇ ಒಂದು ಹೆಣ್ಣು ಮಗು CWC ಅಂತ ಗುರುಸ್ಕೊಂಡು

0: ಸಂದರ್ಭದಲ್ಲಿ ಯುಡಿಡಿ ಇದ್ದ ಸಂದರ್ಭದಲ್ಲಿ ವಿಶೇಷ ಬತ್ತಿ ಅಂತ ಹೆಣ್ಣು ಮಕ್ಕಳನ್ನ ಪ್ರೋತ್ಸಾಹಿಸಬೇಕು, ವಿಶೇಷ ವಿಶೇಷ ಬತ್ತಿ ಅಂತ ಹೇಳಿ 2,000 ರೂಪಾಯಿ ವರ್ಷಕ್ಕೆ ಕೊಡ್ತಕ್ಕಂತ ಕೆಲಸ ಇದೆ. ಸಾರಿಗೆ ಬತ್ತಿ, ಬೆಂಗಾವಲು ಬತ್ತಿ, ಹೆಣ್ಣು ಮಕ್ಕಳ ವಿಶೇಷ ಬತ್ತಿ, ಮತ್ತೆ ದೃಷ್ಟಿದೋಷ ಉಳ್ಳವರಿಗೆ ಓದುಗ ಬತ್ತಿ ಅಂತೇಳಿ, ರೀಡರ್ ಅಲೋಯನ್ಸ್ ಅಂತೇಳಿ ಕೊಡ್ತಕ್ಕಂಥ ವ್ಯವಸ್ಥೆ ಇದೆ. ಅದಲ್ಲದೆ ಗೃಹಾಧಾರಿತ ಮಕ್ಕಳಿಗೆ ಅವರು ಕೂಡ ವಿಶೇಷವಾಗಿ ಸಾರಿಗೆ ಬತ್ತಿ, ಬೆಂಗಾವಲು ಬತ್ತಿ, ನಮ್ಮ ಥೆರಪಿ ಬರ್ತಕ್ಕಂಥವ್ರಿಗೆ ಇದು ಆನ್ಲೈನ್ ಆಗ್ತಕ್ಕಂಥದ್ದು, DBT ಮುಖಾಂತರನೇ ಕೊಡ್ತಕ್ಕಂಥದ್ದು, ಜಿಲ್ಲಾ ಅಂತ ಮತ್ತು ರಾಜ್ಯ ಅಂತ ನೇರವಾಗಿ ಅವ್ರ ಖಾತೆಗೆ ಬರ್ತಕ್ಕಂಥದ್ದು. ಪೋಷಕರು ಏನು ಮಾಡಬೇಕಪ್ಪ ಅಂದರೆ ಸಂಬಂಧಪಟ್ಟ ಶಾಲಾ ಶಿಕ್ಷಕರ ಜೊತೆಯಲ್ಲಿ SCET SLE ನಮೂದಾಗಿದೆ ಅಂತ ಕನ್ಫರ್ಮ್ ಮಾಡ್ಕೋಬೇಕು, ಜೊತೆಗೆ UDID ಕಾರ್ಡ್ ಕಂಪಲ್ಸರಿ ಇರಬೇಕು, ಆಧಾರ್ ಅಪ್ಡೇಟ್ ಆಗಿರಬೇಕು, ಮತ್ತೆ ಬ್ಯಾಂಕ್ ಖಾತೆ ಮಸ್ಟ್ ಅಂಡ್ ಶುಡ್ ಇರಬೇಕು, ಬ್ಯಾಂಕ್ ಖಾತೆ ಚಾಲ್ತಿಲಿರಬೇಕು. ಈ ತರ ನೋಡ್ಕೊಂಡ್ರೆ ನಾವು ನಮ್ಮ ಇಲಾಖೆ ಅಂತ ಕೊಡ್ತಕ್ಕಂಥ ಎಲ್ಲ ಸೌಲಭ್ಯಗಳು ಅಲ್ಲಿ ಹೋಗ್ತವೆ. ಜೊತೆಗೆ ವರ್ಷಕ್ಕೊಮ್ಮೆ ಅವರಿಗೆ ವೈದ್ಯಕೀಯ ತಪಾಸಣೆ, ಉಚಿತ ವೈದ್ಯಕೀಯ ತಪಾಸಣೆ ಶಿಬಿರ, ಸಾಧನೆ ಸಲಕರಣೆ ಕೊಡ್ತಕ್ಕಂಥ ಒಂದು ವ್ಯವಸ್ಥೆಯು ಕೂಡ ನಮ್ಮಲ್ಲಿದೆ. ಮತ್ತೆ ಕ್ರೀಡೆ ಮತ್ತು ಆಯೋಜನೆ ಮಾಡ್ತಕ್ಕಂಥದ್ದು ಕೂಡ ನಮ್ಮ ಇಲಾಖೆಯಿಂದ, ನಮ್ಮ ಸಂಪನ್ಮೂಲ ಕೇಂದ್ರದಿಂದ ಆಗ್ತಕ್ಕಂಥ ಕೆಲಸ ಇದೆ. ಅದೆಲ್ಲವನ್ನು ಕೂಡ ಅವ್ರು ಬಳಸ್ಕೊಂಡ್ರೆ ಖಂಡಿತ ಮುಖ್ಯವಾಹಿನಿ ಮಕ್ಕಳನ್ನು ತರಬಹುದು.
1: ಓಕೆ ಸರ್, ಮತ್ತೆ ಕರೆ ಇದೆ. ಹಲೋ, ಹಲೋ, ಹಾ ನಮಸ್ತೆ, ತಮ್ಮ ಹೆಸರು
2: ಸರ್? ನಮಸ್ಕಾರ, ನಾನು ಸೋಮಶೇಖರ್ ಅಂತ ಬೆಂಗಳೂರಿಂದ ಮಾತಾಡ್ತಾ ಇದ್ದೀನಿ.
0: ನಮಸ್ತೆ ಹೇಳಿ ಸೋಮಶೇಖರ್ ಸರ್.
2: ಒಂದು ಒಳ್ಳೆ ಕೆಲಸ ಮಾಡ್ತೀರ ಸರ್, ಪರವಾಗಿ ವಿಕಲಾಂಗಚೇತನರಾಗಿ ಉಳ್ತಾರಲ್ಲ ಅವ್ರಿಗೆ ಒಂದೊಳ್ಳೆ ಸಹಾಯ ಮಾಡ್ತಾ ಇದ್ದೀರಿ. ಅದರಲ್ಲೂ ಈ ಬೌದ್ಧಿಕ ಅಸಾಮರ್ಥ್ಯ ಇರುತ್ತಲ್ಲ,
0: ಬೌದ್ಧಿಕ ಅಸಾಮರ್ಥ್ಯ ಅಲ್ಲ, ಬೌದ್ಧಿಕ ವಿಕಲತೆ ಅಷ್ಟೇ.
2: ಬೌದ್ಧಿಕ ವಿಕಲತೆ, ಬುದ್ಧಿಮಾಂದ್ಯತೆ ಅಂತ ಹೇಳ್ತಾರೆ. ಈಗ ಕೆಲವರು ಮಕ್ಕಳು ಈಗ ಪೂರ್ತಿ ಅವರು ಸಹಜವಾಗೂ ಇರಲ್ಲ, ಪೂರ್ತಿ ಬೌದ್ಧಿಕ ಮಾನ್ಯತೆ ಇರಲ್ಲ ಅವ್ರಿಗೆ, ಅವ್ರಿಗೆ ಅರ್ಥವಾಗುತ್ತೆ, ಪ್ರತಿಯೊಂದು ಅರ್ಥವಾಗುತ್ತೆ, ಪ್ರತಿಯೊಂದು ತಿಳಿಸಿ ಹೇಳಬಲ್ಲರು, ಆದ್ರೆ ನಿಧಾನ. ಇಂಥವ್ರು ಸಾಮಾನ್ಯವಾಗಿ ಸಾಧಾರಣ ಶಾಲೆಗಳಲ್ಲಿ ಅವರು ಉಳಿಯೋ ಕಷ್ಟ ಆಗುತ್ತೆ.
0: ಹೌದು,
2: ಅಂತ ಮಕ್ಕಳಿಗೆ ನೇರವಾಗಿ SLC ಏನಾದ್ರೂ ಕುತ್ಕೊಳಕ್ಕೆ ಏನಾದ್ರು ಅವಕಾಶಗಳಿದಾವ ಇದ್ರೆ? ಅದು
0: ವಯಸ್ಸಿನ ಆಧಾರದ ಮೇಲೆ ಕುತ್ಕೊಳ್ಳಿಕ್ಕೆ ಖಂಡಿತ ವ್ಯವಸ್ಥೆ ಇದೆ, ವಯಸ್ಸಿನ ಆಧಾರದ ಮೇಲೆ. ಆಮೇಲೆ ಈಗ ಇನ್ನೊಂದು ವ್ಯವಸ್ಥೆ ಏನಾಗಿದೆ ಕಳೆದ ವರ್ಷದಿಂದ ಅಂದ್ರೆ, ನಮ್ಮ ಶಾಲಾ ಶಿಕ್ಷಣ ಇಲಾಖೆಯಿಂದ ಓಪನ್ ಸ್ಕೂಲ್ ಅಂತ ಮಾಡಿದ್ದಾರೆ. ಓಪನ್ ಸ್ಕೂಲ್, ಶಾಲಾ ವಯಸ್ಸಿನ ಆಧಾರದ ಮೇಲೆ ಯಾರು ಬೇಕಾದ್ರೂ ನೇರವಾಗಿ 7ನೇ ಕ್ಲಾಸ್ ಕಟ್ಬಹುದು, ಯಾರು ಬೇಕಾದ್ರೂ SLC ಕಟ್ಬಹುದು, ಅದನ್ನು ಕೂಡ ವ್ಯವಸ್ಥೆ ಇದೆ ನಮ್ಮಲ್ಲಿ.
2: ಅದಕ್ಕೆ ಆದ್ರೆ ಅವ್ರದ್ದು ಈಗ ಶಾಲೆಯಲ್ಲಿ ಒಂದು ಬುದ್ಧಿಮಾನ್ಯ ಶಾಲೆಗೆ ನನ್ನ ತಮ್ಮನೇನ ಉದಾಹರಣೆ
0: ಹೇಳಿ ಹೇಳಿ ಹೇಳಿ,
2: ಅದನ್ನ ಸೇರಿಸಿದ್ವಿ, ಅದನ್ನ ರೆಕಾರ್ಡ್ ಏನು ಇಲ್ಲ. ಈಗ ಅದೊಂದು ವಯಸ್ಸನ್ನ ನಾವು ಹೇಗೆ ಪ್ರೂವ್ ಮಾಡೋದು? ಒಂದು ಡೇಟ್ ಆಫ್ ಬರ್ತ್
0: ಇದ್ರೆ ಸಾಕು, ಆಧಾರ್ ಕಾರ್ಡ್ ಇದ್ರೆ ಸಾಕು.
2: ಆಧಾರ್ ಕಾರ್ಡ್
0: ಸಾಕು. ಈಗ ನಿಮ್ಮ ಉದಾಹರಣೆಗೆ ಒಂದು ನೇರವಾಗಿ ನಿಮ್ಮ ವಿಷಯಕ್ಕೆ ಬರ್ತಾನೆ, ನಿಮ್ಮ ಅವರ ನಿಮ್ಮ ಮಗ ಅಥವಾ ನಿಮ್ಮ ಹುಡುಗ ಎಷ್ಟು ವರ್ಷ ಈಗ ಅವನಿಗೆ?
2: ನನ್ನ ತಮ್ಮ ಆತನ ಈಗ 55 ವರ್ಷ.
0: 55 ವರ್ಷ. ಯಾರು ನಿಮ್ಮ ಹುಡುಗನಿಗೆ?
2: ಎಲ್ಲ ಗೊತ್ತಾಗುತ್ತೆ ನನ್ಗೆ, ತಿಳುವಳಿಕೆ ಹೇಳುವಷ್ಟು ಆತನಿಗೆ ವಿವೇಕ ಇದೆ.
0: ಹೌದು, ವಯಸ್ಸಿನ ಆಧಾರದ ಮೇಲೆ ನೀವು ಯೂನಿವರ್ಸಿಟಿಲಿ ಪರೀಕ್ಷೆ ಕಟ್ಬಹುದು. ವಯಸ್ಸಿನ ಆಧಾರದ ಮೇಲೆ ಅವನಿಗೆ ತಿಳುವಳಿಕೆ ಇದೆ ಅಂತಂದ್ರೆ, ಯಾವ್ದು ವಯಸ್ಸಿನ ಆಧಾರದ ಮೇಲೆ? ನಾನು ಕೂಡ 55 ವರ್ಷ ಆಗಿದೆ, ನಾನು ನೇರವಾಗಿ ಡಿಗ್ರಿ ಮಾಡ್ಬೋದು, MA ಮಾಡ್ಬೋದು. ವಿಶ್ವವಿದ್ಯಾಲಯದಲ್ಲಿ ಓಪನ್ ಯೂನಿವರ್ಸಿಟಿನಲ್ಲಿ ಆ ತರದ ಅನುಕೂಲಗಳಿವೆ, ಓಪನ್ ಶಾಲೆಗಳ ಅನುಕೂಲಗಳಿವೆ, ಮಾಡ್ಬೋದು ಮಾಡ್ಬೋದು ಮಾಡ್ಬೋದು.
2: ಹಾಗಿದ್ರೆ ಒಂದು ಜನ್ಮ ದಿನಾಂಕದ ಬಗ್ಗೆ ದಾಖಲೆ ಆಧಾರ ಆಯ್ತು, ಆದ್ರೆ ಅದು ಬುದ್ಧಿಮಾಂದ್ಯ ಅನ್ನೋದಕ್ಕೆ ದಾಖಲೆ
0: ಮಾಡ್ಬೋದು. UDD ಕಾರ್ಡ್ ಮಾಡಿಸ್ಬೋದು ನೀವು. UDD ಕಾರ್ಡ್ ಉದಾಹರಣೆಗೆ ಒಂದು ಮಾಡ್ಬೋದು ನೀವು, ಆನ್ಲೈನ್ ಅಲ್ಲಿ ಮೊದಲು ನೋಂದಣಿ ಮಾಡ್ಕೋಬೇಕು. ನೋಂದಣಿ ಮಾಡ್ಕೊಂಡಾದ್ಮೇಲೆ ಅಲ್ಲಿ ನಿಮಗೆ ಒಂದು ಪ್ರಿಂಟ್ ಔಟ್ ಬರುತ್ತೆ, ನಿಮ್ಮ ಸಮೀಪದ ಇಂಥ ಸರ್ಕಾರಿ ಆಸ್ಪತ್ರೆಗೆ ಇಂಥ ದಿನ ಇಂಥ ದಿನಾಂಕದೊಳಗೆ ಬಂದು ನೀವು ಹಾಜರಾಗಿ, ಒಂದು ಕಮಿಟಿ ಇರ್ತದೆ, ಆ ಕಮಿಟಿ ಮುಂದೆ ನೀವು ಕರ್ಕೊಂಡೋದ್ರೆ ಅವನಿಗೆ ಎಷ್ಟು ಪ್ರಮಾಣದಲ್ಲಿ ಇದೆ ಅನ್ನೋದನ್ನ ತಯಾರು ಮಾಡಿ. ಉದಾಹರಣೆಗೆ ನೀವು ಬುದ್ಧಿಮಾಂದ್ಯವನ್ನು ಮಾಡಬೇಕು ಅಂದ್ರೆ ಜಿಲ್ಲಾ ಹಂತದಲ್ಲೇ ಜಿಲ್ಲಾ ಆಸ್ಪತ್ರೆಯಲ್ಲೇ ಆಗ್ಬೇಕು. ಜಿಲ್ಲಾ ಹಂತದಲ್ಲಿ ಆ ತರದ ತಜ್ಞ ವೈದ್ಯರು ಇರ್ತಾರೆ, ಅವರು ಅದನ್ನ ಸರ್ಟಿಫಿಕೇಶನ್ ಮಾಡಿ ನಿಮ್ಮ ಮಗುಗೆ ಅದನ್ನ ಬರೀತಾರೆ ಎಷ್ಟು ಪರ್ಸೆಂಟೇಜ್ ಅಂತೇಳಿ ಆನ್ಲೈನ್ ಅಲ್ಲಿ ಫೀಡ್ ಮಾಡ್ತಾರೆ. ಆನ್ಲೈನ್ ಫೀಡ್ ಮಾಡಿದ ಒಂದು ವಾರಕ್ಕೆ ನಿಮ್ಮ ಅವರಿಗೆ UDID ಕಾರ್ಡ್ ಬರುತ್ತೆ. ಇನ್ಕ್ಯೂ ಡಿಸಬಿಲಿಟೀಸ್ ಐಡೆಂಟಿ ಕಾರ್ಡ್ ಅಂತೇಳಿ UDID ಕಾರ್ಡ್ ಮಾಡಿಸ್ಕೊಂಡಾದ್ಮೇಲೆ ನೀವು ಅವನ ಇದನ್ನ ಅವನ ಎಲ್ಲಿಗೆ ಯಾವ ಎಕ್ಸಾಮ್ ಕೂತ್ಕೋತಾನೆ ಅವನ್ನೇ ಕೇಳ್ಬೋದು. ಉದಾಹರಣೆಗೆ ನಮ್ಮಲ್ಲಿ ಒಂದು ಅವಕಾಶ ಏನಿದೆ ಅಂದ್ರೆ, ಆ ತರದ ಮಕ್ಕಳಿಗೆ ಸಹಾಯಕನ ಕೊಡ್ಲಿಕ್ಕೆ ಅವಕಾಶ ಇದೆ UDD ಕಾರ್ಡ್ ಇದ್ರೆ. ಉದಾಹರಣೆಗೆ ನಿಮ್ಮ ಅವನು ಬರೆಯಕ್ ಬರ್ತಾ ಇಲ್ಲ, ನಿಮ್ಮ ಹುಡುಗ ನಿಮ್ ಬರೆಯಕ್ ಬರ್ತಾ ಇಲ್ಲ, ಅವ್ನಿಗೆ UDD ಕಾರ್ಡ್ ಅಲ್ಲಿ ಏನಿದೆ, ಏನ್ ತೊಂದರೆ ಅಂತ ಪರಿಗಣಿಸ್ತಾರೆ, ಅವನಿಗೆ ಒಬ್ಬ ಸಹಾಯಕ ಅವ್ರ ಪರವಾಗಿ ಬರಿಬಹುದು, ಎಕ್ಸಾಮ್ ಬರಿಬಹುದು. ನಮ್ಮಲ್ಲಿ SLC ನಲ್ಲಿ ಆ ತರದ ಮಕ್ಕಳಿಗೆ 9ನೇ ತರಗತಿಯಿಂದೇ ಬೇರೆ ಮಕ್ಕಳು ಬರ್ಲಿಕ್ಕೆ ಅವಕಾಶ ಇದೆ, ಪರೀಕ್ಷೆ ಬರೀಲಿಕ್ಕೆ. SLC ಕೂಡ ಅವರು ಬೇರೆಯವರು ಅವ್ರ ಪರವಾಗಿ, ಉದಾಹರಣೆಗೆ ದೃಷ್ಟಿಮಾಂದ್ಯ ಉಳ್ಳ ಮಕ್ಳು ಇರ್ತಾರೆ, ಅವರು ಬರ್ಲಿಕ್ಕೆ ಆಗೋದಿಲ್ಲ, ಅವನಿಗೆ ಒಬ್ಬ ಸಹಾಯಕರು ಕೊಡ್ತೇವೆ, ಅದಕ್ಕೆ ಅವಕಾಶ ಇದೆ. ಮತ್ತೆ ಎರಡು ಗಂಟೆ

0: ಹೆಚ್ಚುವರಿ ಅವಕಾಶಗಳಿದೆ, ಅರ್ಧ ಗಂಟೆ ಒಂದು ಗಂಟೆ ಹೆಚ್ಚುವರಿ ಅವಕಾಶಗಳಿದೆ, ಈ ತರದ ಎಲ್ಲ ವ್ಯವಸ್ಥೆಗಳಿದೆ. ದಯಮಾಡಿ ನನ್ನ ನಂಬರ್ ತಕೊಳ್ಳಿ, ಇನ್ನೊಮ್ಮೆ ಫೋನ್ ಮಾಡಿ ಆಯ್ತಾ, ನಿಮ್ಗೆಲ್ಲ ಏನೆಲ್ಲ ಸೌಲಭ್ಯ ಬೇಕು ಅದ್ರ ಬಗ್ಗೆ ಏನೆಲ್ಲ ಸೌಲಭ್ಯಗಳಿದೆ ನಾವು ನಿಮ್ ಜೊತೆ ಚರ್ಚೆ ಮಾಡೋಣ, ಸಾಧ್ಯ ಆದ್ರೆ ಒಮ್ಮೆ ಭೇಟಿ ಮಾಡೋಣ, ಆಗ್ಬೋದಾ? ನೀವ್ ಎಲ್ಲಿದ್ದೀರಿ ಅಲ್ಲೇ ಆ ವ್ಯವಸ್ಥೆ ಮಾಡ್ಕೊಡ್ತೀವಿ. ನೀವು ಬೆಂಗಳೂರಿದ್ರೆ ಬೆಂಗಳೂರಲ್ಲಿ ನಮ್ಮ ಬಿ ಆರ್ ಟಿಗಳಿದ್ದಾರೆ, ನಮ್ಮ ಇಲಾಖೆ ಇದೆ, ನಮ್ಮ ಇಲಾಖೆನಲ್ಲಿ ಈ ತರದ ಒಂದು ವಿಂಗ್ ಇದೆ, ಸಾಮಾನ್ಯ ಶಿಕ್ಷಣ ಸಂಪನ್ಮೂಲ ಕೇಂದ್ರ ಅಂತಿದೆ, ನೀವು ಅವ್ರ ಸಂಪರ್ಕ ಮಾಡ್ಬೋದು. ಪ್ರತಿ ತಾಲೂಕು ಹಂತದಲ್ಲಿ ಸಾಮಾನ್ಯ ಶಿಕ್ಷಣ ಸಂಪನ್ಮೂಲ ಕೇಂದ್ರ ಇದೆ, ಅಲ್ಲಿ ನಾವು 4 ಜನ ಬಿ ಆರ್ ಟಿಗಳು ಇರ್ತೀವಿ. ಸದ್ಯಕ್ಕೆ ನಾವು ಕೊಡ್ತಕ್ಕಂಥದ್ದು ವ್ಯಾಪ್ತಿ 6 ರಿಂದ 18 ವರ್ಷದ ಒಳಗಿರ್ತಕ್ಕಂಥವ್ರು. ಹಾಗಂತೇಳಿ ನಿಮಗೆ ಮಾರ್ಗದರ್ಶನ ಕೊಡಬಾರ್ದು ಅಂತೇನಿಲ್ಲ, ನಿಮಗೂ ಕೂಡ ಮಾರ್ಗದರ್ಶನ ಕೊಡ್ತೇವೆ, ಆಗ್ಬೋದಾ? ಖಂಡಿತ, ಕೊನೆ ಹೇಳ್ತೀವಿ, ತಗೊಳ್ಳಿ. ಧನ್ಯವಾದಗಳು ಕರೆ ಮಾಡಿದ್ದಕ್ಕೆ. ಇನ್ನೇನಾದ್ರು ಇದೆಯಾ? ಖಂಡಿತ ಖಂಡಿತ ಖಂಡಿತ, ನಾನು ಸರ್ಕಾರ ಮಾಡ್ತಾ ಇದೆ, ನಾವು ಅದರಲ್ಲಿ ಒಂದು ಭಾಗ ಅಷ್ಟೇ, ನಾವು ಅದರಲ್ಲಿ ಕೆಲಸ ಮಾಡ್ತಾ ಇದ್ದೇವೆ.
1: ಓಕೆ, ಧನ್ಯವಾದಗಳು ಸೋಮಶೇಖರ್ ಅವರೇ ಕರೆ ಮಾಡಿದ್ದಕ್ಕೆ. ಸರಿ, ಈಗ ತಾವು ಸಾಕಷ್ಟು ವಿಷಯಗಳನ್ನ, ಸಾಕಷ್ಟು ಮಾಹಿತಿಗಳನ್ನ ತಾವು ತಿಳಿಸ್ತೀರಿ. ಈಗ ಇದ್ರ ಜೊತೆಗೆ ಈಗ ವಿಶೇಷ ಚೇತನ ಮಕ್ಕಳ ಬಗ್ಗೆ ಈ ಒಂದು ಸಮಾಜದಲ್ಲಿ ಇರ್ತಕ್ಕಂತ ಒಂದು ತಪ್ಪು ಕಲ್ಪನೆಗಳನ್ನ ನಿವಾರಿಸ್ತಕ್ಕಂತ ಒಂದು ನಿಟ್ಟಿನಲ್ಲಿ ಏನ್ ಮಾಡಬಹುದು ಸರ್?
0: ಒಂದು ಏನಪ್ಪ ಅಂತಂದ್ರೆ, ಪೋಷಕರಿಗೆ ಒಂದು ಅವೇರ್ನೆಸ್, ಮೊದಲೇ ಹೇಳಿದಾಗೆ, ನಾಗರಾಜ್ ಅವರು ಹೇಳಿದಾಗೆ, ಒಂದು ಜಾಗೃತಿಯನ್ನು ಉಂಟು ಮಾಡಬೇಕು. ಈ ತರದ ತಂದೆ ತಾಯಿಗಳೊಂದರಿಗೆ ಈ ಕೆಲವು ಕಡೆ, ಈಗ ಆಲ್ರೆಡಿ ಸ್ವಾಮಿ ವಿವೇಕಾನಂದ ಯೂತ್ ಮೆಸ್ ಕಡೆಯಿಂದ ಒಂದು ಒಕ್ಕೂಟ ಅಂತ ಮಾಡಿದ್ದಾರೆ, ಪೋಷಕರ ಒಕ್ಕೂಟ ಅಂತ ಹೇಳಿ, ಅವರೆಲ್ಲ ಒಂದ್ ಕಡೆ ಸೇರಿಸ್ತಕ್ಕಂಥ ಕೆಲಸ ಆಗ್ತಾ ಇದೆ. ಅಲ್ಲಿ ಭಾಗಿಯಾದ್ರೆ ಆಗ ಅಲ್ಲಿ ಗೊತ್ತಾಗುತ್ತೆ, ಕಷ್ಟ ಸುಖ ಎಲ್ಲ ಹಂಚಿಕೊಂಡು ನಾವು ಏನ್ ಮಾಡಬಹುದು ಅಂತ ಅನೇಕ ಒಕ್ಕೂಟಗಳು ಇವೆ, ಅವುಗಳನ್ನು ಬಳಸ್ಕೋಬಹುದು. ಆಮೇಲೆ ತಾಯಂದಿರ ಸಭೆಗಳು ಮಾಡದಂತ ಸಂದರ್ಭದಲ್ಲಿ ನಮ್ಮಲ್ಲಿ ಬರ್ತಾರೆ ಅನೇಕ ಜನ ತಾಯಂದಿರು, ಬಂದಾಗ ಅವ್ರು ಕೂತು ಅವರು ಅದರಲ್ಲಿ ಹೇಳ್ತೇವೆ, ಎಲ್ಲ ಒಬ್ರಿಗೊಬ್ರು ಪರಸ್ಪರ ಚರ್ಚೆ ಮಾಡ್ಕೊಳ್ತಕ್ಕಂಥದ್ದಾಗುತ್ತೆ, ಅಕ್ಸೆಪ್ಟ್ ಮಾಡ್ಕೊತಾರೆ. ತಾವು ಆ ಮಗುನ ಮಾತಾಡ್ಸೋದು, ಆ ಮಗುನ ಈ ತಾಯಿ ಮಾತಾಡ್ಸಿದಾಗ ಅದ್ರ ಮುಂದೆ ನಮ್ದೇನು ಅಲ್ಲ ಅಂತಕ್ಕಂಥದ್ದು ಬರುತ್ತೆ. ಮೊದಲಿಗೆ ಪೋಷಕರು ಅದನ್ನ ಮೊದಲು ಹೇಳಿದಾಗ ಅದನ್ನ ಅಕ್ಸೆಪ್ಟ್ ಮಾಡ್ಕೋಬೇಕು. ಮಾಡ್ಕೊಳೋ ಸಂದ್ರೆ ಇವರೆಲ್ಲ ಒಂದ್ ಕಡೆ ಕಲೆ ಹಾಕಿದ್ರೆ, ಸೊ ಮುಂದೆ ದಿನಗಳು ಏನ್ ಮಾಡಬಹುದು ಅಂತ ಅವ್ರಿಗೆ ಅದು ಐಡಿಯಾ ಉಳಿತದೆ, ಅವ್ರ ಜೊತೆ ನಾವು ಕೂಡ ಸಹಾಯಕರ ಕೆಲಸ ಮಾಡ್ತೇವೆ.
1: ಸರ್, ಬಹಳ ಉಪಯುಕ್ತವಾದ ಮಾಹಿತಿಗಳನ್ನು ತಾವು ಇದುವರೆಗೂ ತಾವು ತಿಳಿಸ್ಕೊಟ್ರೆ ಸರ್. ಸರ್, ಒಂದು ವೇಳೆ ಈಗ ಈ ಒಂದು ಸಮನ್ವಯ ಶಿಕ್ಷಣ ಇರ್ಬೋದು ಅಥವಾ ವಿಶೇಷ ಚೇತನ ಮಕ್ಕಳ ಶಿಕ್ಷಣಕ್ಕೆ ಸಂಬಂಧಪಟ್ಟಂತೆ ಏನಾದರೂ ಹೆಚ್ಚಿನ ಮಾಹಿತಿಗಳಿರ್ಬೋದು ಅಥವಾ ಸೇವಾ ಸೌಲಭ್ಯಗಳ ಬಗ್ಗೆ ಏನಾದರೂ ತಮ್ಮ ಬಗ್ಗೆ ತಮ್ಮನ್ನು ತಾವು ಸಂಪರ್ಕಿಸ್ಕೋಬೇಕು ಅಂದಾಗ ತಾವು ಎಲ್ಲಿ ಸಿಗ್ತೀರಾ, ಹೇಗೆ, ಮತ್ತು ತಮ್ಮ ಒಂದು ದೂರವಾಣಿ ಸಂಪರ್ಕವನ್ನು
0: ನಾವು ಶಾಲಾ ಶಿಕ್ಷಣ ಇಲಾಖೆಯಲ್ಲಿ ವಿಶೇಷ ಶಿಕ್ಷಕರಾಗಿ ಕೆಲಸ ಮಾಡ್ತಾ ಇದ್ದೇವೆ. ಕ್ಷೇತ್ರ ಸಂಪನ್ಮೂಲ ಕೇಂದ್ರ, ಸಮಗ್ರ ಶಿಕ್ಷಕ ಕರ್ನಾಟಕ ಅಂಡರ್ ಬಿ ಆಫೀಸ್ ಮೈಸೂರು ಕೋಟೆ, ಎಚ್ ಡಿ ಕೋಟೆನಲ್ಲಿ ನಮ್ಮದು ಸಂಪನ್ಮೂಲ ಕೇಂದ್ರ ಇದೆ. ಅದರ ಅಡಿಯಲ್ಲಿ ಇದೊಂದು ವಿಭಾಗ, ನಮ್ಮದು ಬಾಲಕಿಯರ ಪ್ರೌಢಶಾಲಾ ಆವರಣದಲ್ಲಿ ಸಾಮಾನ್ಯ ಶಿಕ್ಷಣ ಸಂಪನ್ಮೂಲ ಕೇಂದ್ರ ಅಂತ ಒಂದು ವಿಭಾಗ ಇದೆ. ಅಲ್ಲಿ ನಮ್ಮೆಲ್ಲ ಚಟುವಟಿಕೆಗಳು ಕೂಡ ನಡೀತಾ ಇದೆ. ವಾರದಲ್ಲಿ ಪೂರ್ತಿ ಅಲ್ಲಿ ನಾವು ಇರ್ತೇವೆ, ಸೋಮವಾರದಿಂದ ಶನಿವಾರದವರೆಗೆ ಕರ್ತವ್ಯ ನಿರ್ವಹಿಸ್ತಾ ಇದೆ. ಕ್ಷೇತ್ರ ಸಂಪನ್ಮೂಲ ಕೇಂದ್ರ ಸಮಗ್ರ ಶಿಕ್ಷಕ ಕರ್ನಾಟಕದ ಅಡಿಯಲ್ಲಿ ಕೆಲಸ ಮಾಡ್ತಾ ಇದ್ದೇವೆ. ನಾವು ಯಾವಾಗಲೂ ಕೂಡ ಅಲ್ಲಿರ್ತೇವೆ. ಪ್ರತಿ ವಾರದಲ್ಲಿ 2 ದಿನ, ಸೋಮವಾರ ಮತ್ತು ಗುರುವಾರ ಶಾಲಾ ಸಿದ್ಧತಾ ಕೇಂದ್ರ ನಡೀತಾ ಇರ್ತದೆ, ಮಂಗಳವಾರ ಮತ್ತು ಶುಕ್ರವಾರ ಥೆರಪಿ ಚಟುವಟಿಕೆ ಮಾಡ್ತಾ ಇದ್ದೇವೆ. ಉಳಿದಂಥ ಇನ್ನೆರಡು ದಿನಗಳಲ್ಲಿ ಮನೆಗಳನ್ನೇ ಭೇಟಿ ಮಾಡಿ ಗೃಹಾಧಾರಿತ ಪಡಿತಕ್ಕಂಥ ಶಿಕ್ಷಣ ಮಾಡಿರ್ತಕ್ಕಂಥ ಪೋಷಕರು, ಮಕ್ಕಳ ಪೋಷಕರಿಗೆ ಮತ್ತು ಶಾಲೆಯಲ್ಲಿರ್ತಕ್ಕಂಥ ಶಿಕ್ಷಕರಿಗೆ ಅದರ ಜಾಗೃತಿ ಮೂಡ್ತಕ್ಕಂಥ ಕೆಲಸವನ್ನು ಮಾಡ್ತಾ ಇದ್ದೇವೆ. ಒಂದು ಪಕ್ಷ ಆ ಥರ ನಮ್ಮನ್ನು ಸಂಪರ್ಕಿಸಬೇಕು ಅಂತಂದರೆ, ನನ್ನ ಹೆಸರು MS ಗಿರೀಶ್ ಮೂರ್ತಿ, BIRT. ನನ್ನ ದೂರವಾಣಿ ಸಂಖ್ಯೆ 9945255513.
1: ಕೇಳಿದ್ರೆ ಮತ್ತೊಮ್ಮೆ ಗಿರೀಶ್ ಮೂರ್ತಿ ಸರ್ ಅವರ ದೂರವಾಣಿ ಸಂಖ್ಯೆನ ತಾವು ಬರ್ಕೊಳ್ಬೋದು, 9945255513. ಈ ಒಂದು ದೂರವಾಣಿ ಸಂಖ್ಯೆಗೆ ಕರೆ ಮಾಡಿ ತಾವು ಏನಾದರೂ ಹೆಚ್ಚಿನ ಮಾಹಿತಿಗಳು ಇದ್ರೆ ಪಡೆದುಕೊಳ್ಬೋದು ಅಂತ ಹೇಳ್ತಾ ಇದ್ದೀನಿ. ಸರ್, ಕೊನೆಯದಾಗಿ ನಮ್ಮ ಕೇಳುಗರಿಗೆ ಮತ್ತು ನಮ್ಮ ಸಮುದಾಯಕ್ಕೆ ಈ ಒಂದು ವಿಶೇಷ ಚೇತನ ಮಕ್ಕಳು ಮತ್ತು ಪೋಷಕರಿಗೆ ತಮ್ಮ ಸಲಹೆ ಅಥವಾ ಸಂದೇಶ ಏನು ಸರ್?
0: ನಾನು ಹೇಳಿದಿಷ್ಟೇ, ನಮ್ಮ ಉದ್ದೇಶ ಇಷ್ಟೇ. ಸಾಮಾನ್ಯವಾಗಿ ನಮ್ಮೆಲ್ಲ ಶಿಕ್ಷಕ ಮಿತ್ರರಿಗೆ ಮತ್ತು ಪೋಷಕರಿಗೆ ಹೇಳಿದಿಷ್ಟೇ, ಈ ಥರದ ಮಕ್ಕಳನ್ನು ನಾವು ಒಪ್ಕೊಳ್ಬೇಕು, ಸಮಾಜದ ಮುಖ್ಯವಾಹಿನಿಗೆ ತರ್ತಕ್ಕಂಥ ಕೆಲಸ ಆಗಬೇಕು. ಒಂದು ನಮ್ಮದೊಂದು ಘೋಷವಾಕ್ಯ ಇದೆ, ಈ ಥರದ ಮಕ್ಕಳು ಯಾವಾಗಲೂ ಅಥವಾ ಹೋಮ್ ಬೇಸಲ್ ಮಕ್ಕಳು ಮನೇಲಿ ಮಲಗಿದ್ದಾರೆ ಅಂದರೆ, ಮಲಗಿರೋ ಮಗುವನ್ನು ಎದ್ದು ಕೂರುವಂತೆ ಮಾಡುವುದು, ಕೂತಿರೋ ಮಗುವನ್ನು ಎದ್ದು ನಿಲ್ಲುವಂತೆ ಮಾಡುವುದು, ನಿಂತಂಥ ಮಗುವನ್ನು ಮುಂದೆ ನಡೆಯುವಂತೆ ಮಾಡುವುದು, ಈ ಥರದ ಒಂದು ನಮ್ಮ ಧ್ಯೇಯವಾಕ್ಯದಲ್ಲಿ ನಾವು ಕೆಲಸವನ್ನು ಮಾಡ್ತಾ ಇದ್ದೇವೆ. ಇದ್ರ ಜೊತೆ ನಮ್ಮ ಮೇಲಧಿಕಾರಿಗಳು ನಮಗೆ ಇದಕ್ಕೆ ಸಂಪೂರ್ಣ ಸಹಕಾರವನ್ನು ಕೊಟ್ಟು ಆಗಿಂದಾಗೆ ಸಲಹೆ ಮಾರ್ಗದರ್ಶನ ಕೊಟ್ಟು ಜಿಲ್ಲಾ ಅಂತ ರಾಜ್ಯ ಹಂತದಲ್ಲಿ ಕೂಡ ನಮಗೆಲ್ಲ ತರಬೇತಿ ಕೊಟ್ಟು ನಮ್ಮನ್ನು ಸದೃಢಗೊಳಿಸಿದ್ದಾರೆ. ಹಾಗಾಗಿ ಈ ಒಂದು ಸೇವೆ ಮಾಡಲಿಕ್ಕೆ

0: ಸರ್ಕಾರ ಅವಕಾಶ ಮಾಡಿಕೊಟ್ಟಿದ್ದಕ್ಕಾಗಿ ಹೃತ್ಪೂರ್ವಕವಾದಂಥ ನಾವು ಆಭಾರಿಗಳಾಗಿದ್ದೇವೆ. ಈ ಒಂದು ಇವತ್ತು ಎಲ್ಲರ ಜೊತೆ ಇದನ್ನೆಲ್ಲ ಹಂಚ್ಕೊಳ್ಳಿಕ್ಕೆ ತಾವು ಅವಕಾಶ ಮಾಡಿಕೊಟ್ಟಿದ್ದೀರಿ. ಇರೋಷ್ಟು ದಿನ ಇಲ್ಲಿ ಸರ್ಕಾರಿ ಕೆಲಸದಲ್ಲಿ ಮಾಡುವಷ್ಟು ದಿನ ಈ ಮಕ್ಕಳ ಸೇವೆಯನ್ನು ಸದಾ ಮಾಡಲಿಕ್ಕೆ ಸಿದ್ಧರಾಗಿದ್ದೇವೆ. ಈ ಮಕ್ಕಳಿಗೆ ಏನಾದರೂ ವಿಶೇಷವಾಗಿ ಸಾಧನ ಸಲಕರಣೆಗಳು ಬೇಕಿದ್ದಲ್ಲಿ ಅಥವಾ ಯಾರಿಗಾದ್ರೂ ಅಗತ್ಯತೆ ಇದ್ದಲ್ಲಿ ವೀಲ್ ಚೇರು ಮತ್ತೊಂದು ಮಗದೊಂದು ಏನಿದ್ದರೆ ದಯಮಾಡಿ ನಮ್ಮನ್ನು ಸಂಪರ್ಕಿಸ್ಬೋದು. ಯಾರಿಗೆ ಆ ಥರ ನಮ್ಮ ಕೈಲಾದ ಮಟ್ಟಿಗೆ ಅನೇಕ ಜನ ಸ್ನೇಹಿತರಿದ್ದಾರೆ, ಅವ್ರ ಜೊತೆಲಿ ಕೈ ಜೋಡಿಸಿ ಅವ್ರಿಗೆ ಬೇಕಂಥ ಸಾಧನ ಸಲಕರಣೆ ಕೊಡ್ತಕ್ಕಂಥ ಕೆಲಸ ನಿಟ್ಟಿನಲ್ಲೂ ಕೂಡ ನಾವು ಜೊತೆಯಲ್ಲಿ ಭಾಗಿಯಾಗ್ತೇವೆ. ಒಂದು ಅವಕಾಶ ಸಿಕ್ಕಿದೆ, ಸೇವೆ ಮಾಡೋಣ. ಇದಿಷ್ಟು ನಮ್ಮ ಅನಿಸಿಕೆ. ಇದೊಂದು ಅವಕಾಶ ಸಿಕ್ಕಿದ್ದಕ್ಕಾಗಿ ಸದಾ ಆಭಾರಿಯಾಗಿದ್ದೇವೆ. ತಮಗೂ ಕೂಡ ಅವಕಾಶಕ್ಕಾಗಿ ಧನ್ಯವಾದಗಳು.
1: ಥ್ಯಾಂಕ್ ಯು ಸರ್, ಧನ್ಯವಾದಗಳು. ಪ್ರಿಯ ಕೇಳುಗರೆ, ಇದುವರೆಗೂ ನೇರ ಸಂದರ್ಶನ ಫೋನ್ ಇನ್ ಕಾರ್ಯಕ್ರಮದಲ್ಲಿ ವಿಶೇಷ ಚೇತನ ಮಕ್ಕಳ ಸಮನ್ವಯ ಶಿಕ್ಷಣ ಕುರಿತು ಇದುವರೆಗೂ ನಮ್ಮ ಜೊತೆ ಕಾರ್ಯಕ್ರಮದಲ್ಲಿ ಮಾತನಾಡಿದವರು ಕ್ಷೇತ್ರ ಸಮನ್ವಯ ಶಿಕ್ಷಣ ಸಂಪನ್ಮೂಲ ಶಿಕ್ಷಕರಾದ ಶ್ರೀ ಎಂ ಎಸ್ ಗಿರೀಶ್ಮೂರ್ತಿಯವರು. ಇದೇ ಇವತ್ತಿನ ನೇರ ಸಂದರ್ಶನ ಫೋನ್ ಇನ್ ಕಾರ್ಯಕ್ರಮ. ಮತ್ತೆ ಮುಂದಿನ ವಾರ ಮತ್ತೊಂದು ನೇರ ಸಂದರ್ಶನ ಫೋನ್ ಇನ್ ಕಾರ್ಯಕ್ರಮದಲ್ಲಿ ಭೇಟಿಯಾಗೋಣ. ಅಲ್ಲಿವರೆಗೂ ಕೇಳ್ತಾರೆ ಜನಧ್ವನಿ. ನಮಸ್ಕಾರ.

ಇದುವರೆಗೂ ಎಲ್ಲರಿಗೂ ಶಿಕ್ಷಣ ವಿಶೇಷಚೇತನ ಮಕ್ಕಳ ಸಮನ್ವಯ ಶಿಕ್ಷಣ ಎಂಬ ವಿಷಯದ ಕುರಿತು ನೇರ ಸಂದರ್ಶನ ಫೋನ್ ಇನ್ ಕಾರ್ಯಕ್ರಮದ ಮರುಪ್ರಸಾರ ಕಾರ್ಯಕ್ರಮವನ್ನು ಕೇಳಿದಿರಿ.

0: ಇದುವರೆಗೂ ಗಾನಗಂಧರ್ವ ಕಾರ್ಯಕ್ರಮದಲ್ಲಿ ಸುಮಧುರ ಕನ್ನಡ ಚಲನಚಿತ್ರ ಗೀತೆಗಳು ಬಿತ್ತರಗೊಂಡವು.
1: ಪ್ರೀತಿಯ ಚಿನ್ನಧ್ವನಿ ಕೇಳುಗರಿಗೆ ನಮಸ್ಕಾರ. ನಾನು ನಿಮ್ಮ ಬಾನುಲಿ ಗೆಳತಿ ಸ್ಫೂರ್ತಿ ಸರಗೂರು. ಕೇಳುಗರ ಪತ್ರಿಕಾ ಮಾಹಿತಿ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ಬನ್ನಿ ಇವತ್ತಿನ ಪ್ರಮುಖಾಂಶಗಳನ್ನು ತಿಳಿಯೋಣ. ಶುಂಠಿ ಬೆಳೆಗೆ ಬೆಂಕಿ ರೋಗ ಬಾಧೆ, ಪಡಿತರ ಚೀಟಿ ಮಾನದಂಡ ಪರಿಷ್ಕರಣೆಗೆ ಚಿಂತನೆ ರಿಜ್ವಾನ್, ಗೋಬಿ ಕಬಾಬ್ಗೆ ನಿಷೇಧಿತ ಬಣ್ಣ ಬಳಕೆ, ರಾಮಮಂದಿರ ಜಿತೇಂದ್ರ ಸಿಇಒ, ಆದಿವಾಸಿಗಳಿಗೆ ಪೌಷ್ಟಿಕ ಆಹಾರದ ಕಿಟ್ ಸಚಿವರಿಗೆ ಮನವಿ, ಹುಲಿ ಯೋಜನೆ ಜಾರಿಗೆ ಭಿನ್ನರಾಗ, ಕೆರೆಗಳಿಗೆ ನೀರು ತುಂಬಿಸಲು ಆಗ್ರಹಿಸಿ ಪ್ರತಿಭಟನೆ ಇಂದು, ಬೆಂಗಳೂರಿನಲ್ಲಿ ಏರೋ ಇಂಡಿಯಾ 16ನೇ ಆವೃತ್ತಿ, ಮಳೆ ಕೊರತೆ ತೆಂಗು ಬೆಳೆಗೆ ಕೀಟಬಾಧೆ, 32 ಲಕ್ಷ ಕೋಟಿ ದಾಟುವ ನಿರೀಕ್ಷೆ, ನೇಪಾಳ ಇನ್ನು ಪತ್ತೆಯಾಗದ 4216 ಮಂದಿ, ತಮಿಳುನಾಡು ಬರಲಿದೆ ಡಿಜಿಟಲ್ DLRC, ದಕ್ಷಿಣ ವಲಯಕ್ಕೆ ಜಯದ ತಿಲಕ, ಬ್ಯಾಟಿಂಗ್ ಸುಧಾರಣೆಯತ್ತ ಕೌರ್ಪಡೆ ಚಿತ್ತ, KSEA ಇವೆಲ್ಲನ್ ಮೇಲುಗೈ, ಅರಸ ಹಸಪಟ್ಟ ಜ್ವರೆ, ಮಹಿಳಾ ಚಾಂಪಿಯನ್ಸ್ ಟ್ರೋಫಿ ಕ್ರಿಕೆಟ್ ಭಾರತಕ್ಕೆ ಸ್ಥಳಾಂತರ, ರ್ಯಾಂಕಿಂಗ್ 3ನೇ ಸ್ಥಾನಕ್ಕಿಳಿದ ಬೂಮ್ರಾ, ಯುವ ಅಥ್ಲೆಟಿಕ್ಸ್ ನಾರ್ಗಿನಿ ಕೀರ್ತಿನ್ಗೆ ಚಿನ್ನ, ಟೆನಿಸ್ ಸೋಲಿನಿಂದ ಪಾರಾದ ತೇಜಸ್. ಪ್ರಮುಖಾಂಶಗಳ ವಿವರಣೆ. ಶುಂಠಿ ಬೆಳೆಗೆ ಬೆಂಕಿ ರೋಗ ಬಾಧೆ. ಅಂಪಾಪುರ HD Kote ತಾಲೂಕಿನ ರೈತರು ಹೆಚ್ಚಿನ ಪ್ರಮಾಣದಲ್ಲಿ ಶುಂಠಿ ಬೆಳೆ ಬೆಳೆದಿದ್ದು ಮಳೆಯ ಕೊರತೆಯ ನಡುವೆಯೇ ಕೆಲವೆಡೆ ಶುಂಠಿ ಬೆಳೆಯಲ್ಲಿ ಬೆಂಕಿ ರೋಗ ಕಾಣಿಸಿಕೊಂಡಿರುವುದು ರೈತರ ಆತಂಕಕ್ಕೆ ಕಾರಣವಾಗಿದೆ. ತಾಲೂಕಿನಲ್ಲಿ 8,000 ಎಕರೆಯಷ್ಟು ಶುಂಠಿ ಬೆಳೆಯಲಾಗಿದೆ. ಪ್ರಮುಖವಾಗಿ ಅಂಪಾಪುರ, ಅಂತರಸಂತೆ ಹಾಗೂ ಕಸಬಾ ಹೋಬಳಿಯ ವ್ಯಾಪ್ತಿಯಲ್ಲಿ ಹೆಚ್ಚಿನ ಸಂಖ್ಯೆಯ ರೈತರು ಶುಂಠಿ ಬಿತ್ತನೆ ಮಾಡಿದ್ದಾರೆ. ನಿರೀಕ್ಷಿತ ಪ್ರಮಾಣದಲ್ಲಿ ಬೆಳೆಯಾಗದಿದ್ದರೂ ಕಳೆದ 1 ತಿಂಗಳವರೆಗೆ ಬಹುತೇಕ ಕಡೆಗಳಲ್ಲಿ ಬೆಳೆ ಉತ್ತಮವಾಗಿತ್ತು. ಉತ್ತಮ ಇಳುವರಿ ದೊರೆಯುವ ನಿರೀಕ್ಷೆಯಲ್ಲಿ ರೈತರು ಕಟಾವಿನ ದಿನಕ್ಕೆ ಕಾಯುತ್ತಿದ್ದಾರೆ. ಆದರೆ ಕಳೆದ 1 ತಿಂಗಳಿನಿಂದ ಕೆಲವು ಪ್ರದೇಶಗಳಲ್ಲಿ ಶುಂಠಿ ಗಿಡಗಳ ಎಲೆಗಳು ಹಳದಿ ಬಣ್ಣಕ್ಕೆ ತಿರುಗಿ ಒಣಗುವ ಲಕ್ಷಣಗಳು ಕಂಡುಬಂದಿದ್ದು ರೈತರು ಆತಂಕ ವ್ಯಕ್ತಪಡಿಸಿದ್ದಾರೆ. ಪಡಿತರ ಚೀಟಿ ಮಾನದಂಡ ಪರಿಷ್ಕರಣೆಗೆ ಚಿಂತನೆ ರಿಜ್ವಾನ್. ಮೈಸೂರು ಆದ್ಯ ಪಡಿತರ ಚೀಟಿ ಪಡೆಯಲು ಇರುವ ಮಾನದಂಡಗಳನ್ನು ಪರಿಷ್ಕರಿಸಿ ಚಿಂತನೆ ನಡೆದಿದೆ ಎಂದು ಆಹಾರ ನಾಗರಿಕ ಸರಬರಾಜು ಹಾಗೂ ಗ್ರಾಹಕ ವ್ಯವಹಾರಗಳ ಸಚಿವ ರಿಜ್ವಾನ್ ಅರ್ಷದ್ ರವರು ತಿಳಿಸಿದ್ದಾರೆ. ಗೋಬಿ ಕಬಾಬ್ಗೆ ನಿಷೇಧಿತ ಬಣ್ಣ ಬಳಕೆ. ಬೆಂಗಳೂರು ಜನರ ಆರೋಗ್ಯದ ದೃಷ್ಟಿಯಿಂದ ಗೋಬಿ ಮಂಚೂರಿ ಕಬಾಬ್ಗೆ ಕೃತಕ ಬಣ್ಣದ ಬಳಕೆ ನಿಷೇಧಿಸಿದರೂ ಗ್ರಾಹಕರನ್ನು ಸೆಳೆಯಲು ಕೆಲ ಆಹಾರ ತಯಾರಕರು ಅದನ್ನು ಬಳಸುತ್ತಿರುವುದು ಆಹಾರ ಸುರಕ್ಷತಾ ಇಲಾಖೆ ಅಧಿಕಾರಿಗಳು ನಡೆಸಿದ ತಪಾಸಣೆಯಿಂದ ದೃಢಪಟ್ಟಿದೆ. ಆಹಾರ ಪದಾರ್ಥಗಳಿಗೆ ಕೃತಕ ಬಣ್ಣಗಳ ಬಳಕೆ ಮಾಡದಂತೆ ಇಲಾಖೆಯು 2024 ಆದೇಶ ಹೊರಡಿಸಿದೆ. ಇಷ್ಟಕ್ಕೂ ಕೆಲ ಹೋಟೆಲ್, ರೆಸ್ಟೋರೆಂಟ್, ಫುಡ್ ಪಾರ್ಕ್, ಬೀದಿ ಬದಿ ಸೇರಿ ವಿವಿಧೆಡೆ ಹಲವು ಬಳಕೆ ಮುಂದುವರೆದಿದೆ. ಇಲಾಖೆ ಅಧಿಕಾರಿಗಳು ವಿಶೇಷ ಅಭಿಯಾನದ ಅಡಿ ರಾಜ್ಯದ ವಿವಿಧೆಡೆ ದಾಳಿ ನಡೆಸಿ ಗೋಬಿ ಮಂಚೂರಿ ಮತ್ತು ಕಬಾಬ್ ಮಾದರಿಗಳನ್ನು ಪ್ರಯೋಗಾಲಯದ ಪರೀಕ್ಷೆಗೆ ಒಳಪಡಿಸಿದರು. 2 ವರ್ಷಗಳಲ್ಲಿ 42 ಕಡೆ ಬಣ್ಣ ಬಳಸುತ್ತಿರುವುದು ದೃಢಪಟ್ಟಿದೆ. ಈ ಬಗ್ಗೆ ಪ್ರಕರಣಗಳು ದಾಖಲಾಗಿವೆ.

0: ಲಾಗಿವೆ.
1: ರಾಮಮಂದಿರ ಜಿತೇಂದ್ರ ಸಿಇಒ. ಅಯೋಧ್ಯೆ ಆಪರೇಷನ್ ಸಿಂಧೂರದ ವೇಳೆ ಪಶ್ಚಿಮ ವಾಯು ಕಮಾಂಡ್ ನೇತೃತ್ವದ ವಹಿಸಿದ ನಿವೃತ್ತ ಏರ್ ಮಾರ್ಷಲ್ ಜಿತೇಂದ್ರ ಮಿಶ್ರಾರವರು ಶ್ರೀರಾಮ ಜನ್ಮಭೂಮಿ ತೀರ್ಥಕ್ಷೇತ್ರ ಟ್ರಸ್ಟ್ನ ಮೊದಲ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿಯಾಗಿ ಬುಧವಾರ ನೇಮಕಗೊಂಡಿದ್ದಾರೆ. ಆದಿವಾಸಿಗಳಿಗೆ ಪೌಷ್ಟಿಕ ಆಹಾರದ ಕಿಟ್ ಸಚಿವರಿಗೆ ಮನವಿ. ಮೈಸೂರು ಬುಡಕಟ್ಟು ಕುಟುಂಬಗಳಿಗೆ ಸರ್ಕಾರದಿಂದ ವಿತರಿಸುತ್ತಿದ್ದ ಪೌಷ್ಟಿಕ ಆಹಾರದ ಕಿಟ್ ಪೂರೈಕೆ ಒಪ್ಪಂದದ ಪ್ರಕ್ರಿಯೆಯನ್ನು ಶೀಘ್ರವಾಗಿ ಪೂರ್ಣಗೊಳಿಸಿ ತ್ವರಿತವಾಗಿ ಬದಲಾಯಿಸಲಾಗುವುದು ಎಂದು ಪರಿಶಿಷ್ಟ ವರ್ಗಗಳ ಕಲ್ಯಾಣ ಸಚಿವ ಟಿ ರಘುಮೂರ್ತಿರವರು ತಿಳಿಸಿದ್ದಾರೆ. ಕಳೆದ 6 ತಿಂಗಳಿಂದ ಪೌಷ್ಟಿಕ ಆಹಾರದ ಕಿಟ್ ವಿತರಣೆಯು ಸ್ಥಗಿತಗೊಂಡಿರುವುದು ಇದರಿಂದ ಸಾವಿರಾರು ಆದಿವಾಸಿ ಕುಟುಂಬಗಳು ಸಂಕಷ್ಟಕ್ಕೆ ಸಿಲುಕಿರುವ ಬಗ್ಗೆ ಪ್ರಜಾವಾಣಿಯಲ್ಲಿ ವಿಶೇಷ ವರದಿ ಪ್ರಕಟವಾಗಿದ್ದು ಇದನ್ನು ಆಧರಿಸಿ ವಿಧಾನ ಪರಿಷತ್ ಸದಸ್ಯ ಕೆ ಶಿವಕುಮಾರ್ ಸಚಿವರ ಗಮನ ಸೆಳೆದಿದ್ದಾರೆ. ಹುಲಿ ಯೋಜನೆ ಜಾರಿಗೆ ಭಿನ್ನ ರಾಗ. ಹನೂರು ಮಲೆ ಮಹದೇಶ್ವರ ವನ್ಯಜೀವಿ ಧಾಮವನ್ನು ಹುಲಿ ಸಂರಕ್ಷಿತ ಧಾಮವನ್ನಾಗಿಸುವ ಪ್ರಸ್ತಾವಕ್ಕೆ ದಶಕವೇ ಕಳೆದಿದೆ. ಆದರೆ ಸ್ಥಳೀಯರ ವಿರೋಧದ ಕಾರಣಕ್ಕಾಗಿ ಯೋಜನೆ ಅನುಷ್ಠಾನಕ್ಕೆ ಸರ್ಕಾರ ಹಿಂದೇಟು ಹಾಕುತ್ತಿದೆ. ಮಲೆಗಳ ನಡುವೆ ನೆಲೆಸಿರುವ ಮಹದೇಶ್ವರನ ವಾಹನವೇ ಹುಲಿ. ಹೀಗಾಗಿ ಹುಲಿ ಬಗ್ಗೆ ಅಲ್ಲಿನ ಆದಿವಾಸಿಗಳ ಆದಿಯಾಗಿ ಎಲ್ಲರಲ್ಲೂ ಪೂಜ್ಯ ಭಾವವಿದೆ. ಆದರೆ ಕಳ್ಳಬೇಟೆಯನ್ನೇ ಗುರಿಯಾಗಿಸಿಕೊಂಡವರಿಗೆ ಇದರ ಭಯವಿಲ್ಲ. ಹುಲಿ ಹತ್ಯೆ ಆಗಾಗ ನಡೆಯುತ್ತಲೇ ಇದೆ. ಕಳೆದ ವರ್ಷ ಒಂದೇ ಸ್ಥಳದಲ್ಲಿ 5 ಹುಲಿಗಳ ಹತ್ಯೆ ನಡೆದ ಘಟನೆ ಬಳಿಕ ಹುಲಿ ಯೋಜನೆ ಜಾರಿಗೆ ಒತ್ತಾಯ ತೀವ್ರವಾಗಿತ್ತು. ಇದೀಗ ಮತ್ತೆ ಈ ವಿಷಯ ಮುನ್ನೆಲೆಗೆ ಬಂದಿದೆ. ಕೆರೆಗಳಿಗೆ ನೀರು ತುಂಬಿಸಲು ಆಗ್ರಹಿಸಿ ಪ್ರತಿಭಟನೆ ಇಂದು. ಹುಣಸೂರು ಕಾವೇರಿ ಜಲನಯನ ಪ್ರದೇಶವಾದ ಗಾವಡಗೆರೆ ಹೋಬಳಿಯ ಭಾಗದ 30 ಕೆರೆಗಳಿಗೆ ಕೃಷ್ಣರಾಜಸಾಗರ ಬಲದಂಡೆ ನಾಲೆಯ ಮೂಲಕ ನೀರು ತುಂಬಿಸುವ ಆಗ್ರಹಿಸಿ ಗಾವಡಗೆರೆ ದೊಡ್ಡಕೆರೆ ಬಳಿ ಸತ್ಯ ಫೌಂಡೇಶನ್ ನೇತೃತ್ವದಲ್ಲಿ ಪ್ರತಿಭಟನೆ ನಡೆಸಿದ್ದೇವೆ ಎಂದು ಫೌಂಡೇಶನ್ನ ಸತ್ಯಪ್ಪಾರವರು ತಿಳಿಸಿದ್ದಾರೆ. ಬೆಂಗಳೂರಿನಲ್ಲಿ ಏರೋ ಇಂಡಿಯಾ 16ನೇ ಆವೃತ್ತಿ. ನವದೆಹಲಿ ಏಷ್ಯಾದ ಅತಿದೊಡ್ಡ ವೈಮಾನಿಕ ಪ್ರದರ್ಶನ. ವಿಶ್ವದ ಪ್ರಮುಖ ಬಾಹ್ಯಾಕಾಶ ಮತ್ತು ರಕ್ಷಣಾ ಪ್ರದರ್ಶನಗಳಲ್ಲಿ ಒಂದಾದ ಏರೋ ಇಂಡಿಯಾದ 16ನೇ ಆವೃತ್ತಿ ಬೆಂಗಳೂರಿನಲ್ಲಿ ನಡೆಯಲಿದೆ ಎಂದು ರಕ್ಷಣಾ ಸಚಿವಾಲಯ ಬುಧವಾರ ತಿಳಿಸಿದೆ. ಜಲಮೂಲ ರಕ್ಷಣೆಗೆ ರಾಷ್ಟ್ರೀಯ ಯೋಜನೆ ರೂಪಿಸಿ ಕಂಡ್ರೆ. ನವದೆಹಲಿ ಗ್ರಾಮೀಣ ಭಾಗಕ್ಕೆ ನೀರು ಪೂರೈಸುವ ಜಲಮೂಲಗಳಾದ ಕೆರೆ, ಸರೋವರ, ನದಿ ನೀರು ತ್ಯಾಜ್ಯ ಸೇರ್ಪಡೆಯಿಂದ ಕಲುಷಿತಗೊಳ್ಳದಂತೆ ಹಾಗೂ ಒತ್ತುವರಿಯಾಗದಂತೆ ಸಂರಕ್ಷಿಸಲು ರಾಷ್ಟ್ರೀಯ ಯೋಜನೆ ರೂಪಿಸಬೇಕು ಎಂದು ಗ್ರಾಮೀಣ ಅಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಸಚಿವ ಈಶ್ವರ್ ಬಿ ಖಂಡ್ರೆರವರು ಒತ್ತಾಯಿಸಿದ್ದಾರೆ. ಮಳೆ ಕೊರತೆ, ತೆಂಗು ಬೆಳೆಗೆ ಕೀಟಬಾಧೆ. ತುಮಕೂರು ಮಳೆ ಕೊರತೆಯಿಂದಾಗಿ ತೆಂಗಿನ ಬೆಳೆಗೆ ಕೀಟ ಮತ್ತು ರೋಗಬಾಧೆ ಹೆಚ್ಚಾಗಿದ್ದು ಕಲ್ಪತರು ನಾಡಿನಲ್ಲಿ ತೆಂಗು ಬೆಳೆಗಾರರು ಕಂಗಾಲಾಗಿದ್ದಾರೆ. ತೋಟಗಾರಿಕೆ ಇಲಾಖೆ ಅಂಕಿಅಂಶದ ಪ್ರಕಾರ ಒಟ್ಟು 66,457 ಹೆಕ್ಟರ್ ಪ್ರದೇಶದ ತೆಂಗಿಗೆ ಕಪ್ಪು ತಲೆ ಹುಳುವಿನ ಬಾಧೆ ಕಾಣಿಸಿಕೊಂಡಿದೆ. 3.40 ಲಕ್ಷ ಹೆಕ್ಟೇರ್ ಪ್ರದೇಶದಲ್ಲಿ ಬಿಳಿ ನೊಣದ ಹಾವಳಿಗೆ ತೆಂಗು ತುತ್ತಾಗಿದೆ. 32 ಲಕ್ಷ ಕೋಟಿ ದಾಟುವ ನಿರೀಕ್ಷೆ. ನವದೆಹಲಿ 2030ರ ವೇಳೆಗೆ ದೇಶದ ಇ ಕಾಮರ್ಸ್ ಮಾರುಕಟ್ಟೆ ಗಾತ್ರವು 32.73 ಲಕ್ಷ ಕೋಟಿಗೆ ಅಂದರೆ $345 ಬಿಲಿಯನ್ ತಲುಪುವ ನಿರೀಕ್ಷೆ ಇದೆ ಎಂದು ವರದಿಯೊಂದು ತಿಳಿಸಿದೆ. ನೇಪಾಳ ಇನ್ನೂ ಪತ್ತೆಯಾಗದ 4,216 ಮಂದಿ. ಕಠ್ಮಂಡು ನೇಪಾಳದಲ್ಲಿ ಸಂಭವಿಸಿದ ಭೀಕರ ಪ್ರವಾಹದಿಂದ ಮೃತಪಟ್ಟವರ ಸಂಖ್ಯೆ ಬುಧವಾರ 1,204ಕ್ಕೆ ಏರಿಕೆಯಾಗಿದೆ. 1,113 ಮೃತದೇಹಗಳ ಮರಣೋತ್ತರ ಪರೀಕ್ಷೆ ಮತ್ತು ಕಾನೂನಾತ್ಮಕವಾಗಿ ಗುರುತು ಪತ್ತೆ ಮಾಡುವ ಕಾರ್ಯ ಪೂರ್ಣಗೊಂಡಿದೆ. 95 ಮೃತದೇಹಗಳನ್ನು ಕುಟುಂಬಸ್ಥರಿಗೆ ಹಸ್ತಾಂತರಿಸಲಾಗಿದೆ ಎಂದು ಪೊಲೀಸರು ತಿಳಿಸಿದ್ದಾರೆ. ಗುರುತು ಪತ್ತೆಯಾಗದ 911 ಮೃತದೇಹಗಳ ಮಾಹಿತಿಯನ್ನು ನೇಪಾಳ ಪೊಲೀಸ್ ವೆಬ್ಸೈಟ್ನಲ್ಲಿ ಪ್ರಕಟಿಸಲಾಗಿದೆ. ನೀಟ್ ಪಿಜಿ ಮರುಪರೀಕ್ಷೆ ಪ್ರಶ್ನಿಸಿ ಸುಪ್ರೀಂಗೆ ಅರ್ಜಿ. ನವದೆಹಲಿ ನೀಟ್ ಪಿಜಿ ಪರೀಕ್ಷೆ ಬರೆಯಲು ಸಾಧ್ಯವಾಗದ 2,445 ವಿದ್ಯಾರ್ಥಿಗಳಿಗೆ ಮರುಪರೀಕ್ಷೆ ನಡೆಸುವುದನ್ನು ಪ್ರಶ್ನಿಸಿ ಸುಪ್ರೀಂ ಕೋರ್ಟ್ಗೆ ಅರ್ಜಿ ಸಲ್ಲಿಕೆಯಾಗಿದೆ. ತಮಿಳುನಾಡು ಬರಲಿದೆ ಡಿಜಿಟಲ್ DLRC. ಚೆನ್ನೈ ತಮಿಳುನಾಡು ಸರ್ಕಾರ ಇದೇ ತಿಂಗಳ 15ರಿಂದ ಡಿಜಿಟಲ್ ಚಾಲನಾ ಪರವಾನಗಿ ಮತ್ತು ವಾಹನ ನೋಂದಣಿ ಪ್ರಮಾಣಪತ್ರ ಸೇವೆಗಳನ್ನು ಜಾರಿಗೆ ತರಲಿದೆ. ಮುಖ್ಯಮಂತ್ರಿ ಜೋಸೆಫ್ ಸಿ ವಿಜಯ್ ರವರು ಬುಧವಾರ ವಿಧಾನಸಭೆಗೆ ಮಾಹಿತಿ ನೀಡಿದ್ದಾರೆ. ವಿಳಂಬ ನಿವಾರಣೆ, ಪ್ರಾದೇಶಿಕ ಸಾರಿಗೆ ಕಚೇರಿಗಳಿಗೆ ಅಲೆದಾಟ ತಪ್ಪಿಸುವುದನ್ನು ಮತ್ತು ಭ್ರಷ್ಟಾಚಾರದ ತಡೆ ಉದ್ದೇಶ ಇದರ ಹಿಂದಿದೆ. ಜನರು ಡಿಜಿಟಲ್ ಸ್ವರೂಪದ DL ಮತ್ತು RC ಪತ್ರಗಳನ್ನು ಪೋರ್ಟಲ್ಗಳಲ್ಲಿ ಡೌನ್ಲೋಡ್ ಮಾಡಿಕೊಳ್ಳಬಹುದಾಗಿದೆ. ದಕ್ಷಿಣ ವಲಯಕ್ಕೆ ಜಯದ ತಿಲಕ. ಬೆಂಗಳೂರು ಬ್ಯಾಟಿಂಗ್ ಮತ್ತು ನಾಯಕತ್ವ ಎರಡರಲ್ಲೂ ಸೈ ಎನಿಸಿಕೊಂಡ ತಿಲಕ್ ವರ್ಮಾ ದಕ್ಷಿಣ ವಲಯ ತಂಡವು ದುಲೀಪ್ ಟ್ರೋಫಿ ಫೈನಲ್ ಪ್ರವೇಶಿಸಲು ಕಾರಣರಾದರು. ಭಾರತ ಕ್ರಿಕೆಟ್ ನಿಯಂತ್ರಣ ಮಂಡಳಿಯು ಶ್ರೇಷ್ಠತಾ ಕೇಂದ್ರದಲ್ಲಿ

ಬುಧವಾರ ಮುಕ್ತಾಯವಾದ ಸೆಮಿಫೈನಲ್ನಲ್ಲಿ ದಕ್ಷಿಣ ವಲಯವು 7 ವಿಕೆಟ್ಗಳಿಂದ ಉತ್ತರ ವಲಯದ ವಿರುದ್ಧ ಜಯಿಸಿತು. ಇದರೊಂದಿಗೆ ಇದೇ 6ರಂದು ಚೆನ್ನೈನಲ್ಲಿ ನಡೆಯಲಿರುವ ಫೈನಲ್ನಲ್ಲಿ ಪೂರ್ವ ವಲಯ ತಂಡವನ್ನು ಎದುರಿಸಲು ರಹದಾರಿ ಪಡೆಯಿತು. ದಕ್ಷಿಣ ವಲಯ ತಂಡವು ಹೋದ ವರ್ಷ ರನ್ನರ್ ಆಫ್ ಆಗಿತ್ತು. ಬ್ಯಾಟಿಂಗ್ ಸುಧಾರಣೆಯತ್ತ ಕೌರ್ ಪಡೆ ಚಿತ್ತ. ದುಬೈ 7 ಸಲ ಏಷ್ಯಾ ಕಪ್ ವಿಜೇತೆ ಭಾರತ ಮಹಿಳೆಯರ ಬಳಗವು ಗುರುವಾರ ನಡೆಯಲಿರುವ T20 ಏಷ್ಯಾ ಕಪ್ ಪಂದ್ಯದಲ್ಲಿ ಉದ್ಯೋನ್ಮುಖ ತಂಡ ಹಾಂಗ್ಕಾಂಗ್ ಎದುರು ಕಣಕ್ಕಿಳಿಯಲಿದೆ. ಭಾರತ ತಂಡವು ಏಕದಿನ ಮಾದರಿಯಲ್ಲಿ 4 ಮತ್ತು T20 ಮಾದರಿಯಲ್ಲಿ 3 ಸಲ ಏಷ್ಯಾ ಕಪ್ ಜಯಿಸಿದೆ. ಈ ಟೂರ್ನಿಯಾದಲ್ಲಿಯೂ ಪ್ರಶಸ್ತಿ ಗೆಲ್ಲುವ ನೆಚ್ಚಿನ ತಂಡವಾಗಿದೆ. ಮಹಿಳಾ ಚಾಂಪಿಯನ್ ಟ್ರೋಫಿ ಕ್ರಿಕೆಟ್ ಭಾರತಕ್ಕೆ ಸ್ಥಳಾಂತರ. ಲಂಡನ್ ಶ್ರೀಲಂಕಾದಲ್ಲಿ ನಡೆಯಬೇಕಿದ್ದ ಚೊಚ್ಚಲ ಮಹಿಳಾ ಚಾಂಪಿಯನ್ಶಿಪ್ ಟ್ರೋಫಿ ಕ್ರಿಕೆಟ್ ಟೂರ್ನಿಯವನ್ನು ಅಂತಾರಾಷ್ಟ್ರೀಯ ಕ್ರಿಕೆಟ್ ಸಮಿತಿಯು ಬುಧವಾರ ಭಾರತಕ್ಕೆ ವಹಿಸಿದೆ. 6 ತಂಡಗಳು ಭಾಗವಹಿಸಲಿರುವ ಈ ಟೂರ್ನಿಯು ಮುಂದಿನ ವರ್ಷದ ಫೆಬ್ರವರಿ 14 ಮತ್ತು 28ರವರೆಗೆ ಮುಂಬೈ ಮತ್ತು ವಡೋದರಾದಲ್ಲಿ ನಡೆಯಲಿದೆ. KACE ಇವೆಲಿನ್ ಮೇಲುಗೈ. ಬೆಂಗಳೂರು ಎಡಗೈ ಸ್ಪಿನ್ನರ್ ಮಾಧವ್ ಬಾಜವ್ ಬೌಲಿಂಗ್ನಲ್ಲೂ ಗಮನ ಸೆಳೆದು 55 ರನ್ನಿಗೆ 4 ವಿಕೆಟ್ ಪಡೆದರು. ಇದರಿಂದಾಗಿ KACE ಇವೆಲಿನ್ ತಂಡ ಕ್ಯಾಪ್ಟನ್ ತಿಮ್ಮಪ್ಪಯ್ಯ ಸ್ಮಾರಕ ಕ್ರಿಕೆಟ್ ಟೂರ್ನಿಯ 2ನೇ ದಿನವಾದ ಬುಧವಾರ ಮಹಾರಾಷ್ಟ್ರ ತಂಡವನ್ನು 216 ರನ್ಗಳಿಗೆ ಉರುಳಿಸಿತು. ಈ ಮೂಲಕ 145 ರನ್ಗಳನ್ನು ಮೊದಲ ಇನ್ನಿಂಗ್ಸ್ನಲ್ಲಿ ಮುನ್ನಡೆ ಪಡೆಯಿತು. ಅರಸಾಹಸಪಟ್ಟ ಜ್ವರೇವ್. ನ್ಯೂಯಾರ್ಕ್ ಆಗ್ರ ಶ್ರೇಯಾಂಕದ ಅಲೆಕ್ಸಾಂಡರ್ ಜ್ವರೇವ್ ರವರು ಇಟಲಿಯ ಲಾರೋನ್ ಸೋನೆಗೂ ಇವರ ಎದುರು ಗೆಲ್ಲಲು ಅರಸಾಹಸ ಪಡಬೇಕಾಯಿತು. ಆದರೆ ಮಹಿಳೆಯರ ವಿಭಾಗದಲ್ಲಿ ಎಲೆನಾ ರಿಬಾಕಿನಾ ಮತ್ತು ಕೋಕೋ ಗಾಫ್ ರವರಿಗೆ 2ನೇ ಸುತ್ತನ್ನು ತಲುಪಲು ಅಂತ ಕಷ್ಟವೇನೂ ಆಗಲಿಲ್ಲ. ಯುವ ಅಥ್ಲೆಟಿಕ್ಸ್ ನಾರ್ಗಿನ್ ಕೀರ್ತಿಗೆ ಚಿನ್ನ. ಬೆಂಗಳೂರು ಕರ್ನಾಟಕದ ನಾಗಿನಿ ಮತ್ತು ಜಿಎಂ ಕೀರ್ತಿ ರವರು ಲುಧಿಯಾನದಲ್ಲಿ ನಡೆಯುತ್ತಿರುವ ರಾಷ್ಟ್ರೀಯ ಯುವ ಅಥ್ಲೆಟಿಕ್ಸ್ ಚಾಂಪಿಯನ್ಶಿಪ್ನ 2ನೇ ದಿನವಾದ ಬುಧವಾರ ಕ್ರಮವಾಗಿ 1000 ಮೀಟರ್ ಓಟ ಮತ್ತು ಹೈಜಂಪ್ನಲ್ಲಿ ಚಿನ್ನ ಗೆದ್ದುಕೊಂಡರು. ರ್ಯಾಂಕಿಂಗ್ 3ನೇ ಸ್ಥಾನಕ್ಕಿಳಿದ ಬೂಮ್ರಾ. ದುಬೈ ನಾಯಕ ಶುಭನ್ಮನ್ ಗಿಲ್ ಮತ್ತು ವೇಗದ ಬೌಲರ್ ಜಸ್ಪ್ರೀತ್ ಬೂಮ್ರಾರವರು ಬುಧವಾರ ಪ್ರಕಟವಾದ ICC ಟೆಸ್ಟ್ ರ್ಯಾಂಕಿಂಗ್ನಲ್ಲಿ ಕ್ರಮವಾಗಿ 2 ಮತ್ತು 1 ಸ್ಥಾನವನ್ನು ಹಿನ್ನಡೆ ಕಂಡಿದ್ದಾರೆ. ಕರ್ನಾಟಕದ ಬ್ಯಾಟರ್ ದೇವದತ್ ಪಡಿಕಲ್ 5 ಸ್ಥಾನ ಪಡೆದುಕೊಂಡು 54ನೇ ಸ್ಥಾನಕ್ಕೇರಿದ್ದಾರೆ. ಗಿಲ್ ಬ್ಯಾಟರ್ಗಳ ಪಟ್ಟಿಯಲ್ಲಿ 9ನೇ ಸ್ಥಾನಕ್ಕಿಳಿದಿದ್ದಾರೆ. ಬೌಲರ್ಗಳ ಪಟ್ಟಿಯಲ್ಲಿ ಬೂಮ್ರಾ 2ನೇ ಸ್ಥಾನ ಕಳೆದುಕೊಂಡು 3ನೇ ಸ್ಥಾನಕ್ಕಿಳಿದಿದ್ದಾರೆ. ಆಸ್ಟ್ರೇಲಿಯಾದ ಮಿಚೆಲ್ ಸ್ಮಾರ್ಕ್ ಮತ್ತು ನ್ಯೂಜಿಲೆಂಡ್ನ ಮ್ಯಾಟ್ರಿ ಹೆನ್ರಿ ಮೊದಲೆರಡು ಸ್ಥಾನಗಳನ್ನು ಗಳಿಸಿದ್ದಾರೆ. ವಿಜಯಪುರ ರೋಡ್ ಸೈಕ್ಲಿಂಗ್ 5ರಿಂದ ವಿಜಯಪುರ ರಾಜ್ಯ ಮಟ್ಟದ ಅಸ್ಮಿತಾ ಮಹಿಳೆಯರ ರೋಡ್ ಸೈಕ್ಲಿಂಗ್ ಚಾಂಪಿಯನ್ಶಿಪ್ ಶನಿವಾರ ಮತ್ತು ಭಾನುವಾರ ಸೆಪ್ಟೆಂಬರ್ 5 ಮತ್ತು 6ರಂದು ನಗರದ ಹೊರಹೊಲಯದ ಸೊಲ್ಲಾಪುರ ರಾಷ್ಟ್ರೀಯ ಹೆದ್ದಾರಿಯಲ್ಲಿ ನಡೆಯಲಿದೆ. ಟೆನ್ನಿಸ್ ಸೋಲಿನಿಂದ ಪಾರಾದ ತೇಜಸ್. ಬೆಂಗಳೂರು ಆಗ್ರ ಶ್ರೇಯಾಂಕದ ಆಟಗಾರ ತೇಜಸ್ ರವಿರವರು ಬುಧವಾರ ಸೋಲಿನ ಅಪಾಯದಿಂದ ಪಾರಾದರು. 16ನೇ ಘಟ್ಟದ ಪಂದ್ಯದಲ್ಲಿ 7 ಬೀಳುಗಳನ್ನು ಎದುರಿಸಿದ ಅವರು ಅಂತಿಮವಾಗಿ 6-3, 5-7, 6-1 ಅಮೃತ್ ಧನ್ಕರ್ ವಿರುದ್ಧ ಗೆಲುವು ಸಾಧಿಸಿದರು. ಅದರೊಂದಿಗೆ ವಿಶ್ವ ಟೆನ್ನಿಸ್ ಟೂರ್ ಜೂನಿಯರ್ J30 ಬೆಂಗಳೂರು ಟೂರ್ನಿಯ ಬಾಲಕರ ಸಿಂಗಲ್ಸ್ನಲ್ಲಿ ಕ್ವಾರ್ಟರ್ ಫೈನಲ್ಗೆ ಮುನ್ನಡೆದರು. ಇವತ್ತಿನ ಶುಭಾಷಿತ. ಸಹಜೀವನವನ್ನು ಹೀನಾಯವಾಗಿ ಕಾಣುವವರು ಇಂದಿಗೂ ಶ್ರೇಷ್ಠತೆಯನ್ನು ಪಡೆಯಲಾರರು. ರವೀಂದ್ರನಾಥ್ ಟ್ಯಾಗೋರ್ ರವರು.

ಪ್ರೀತಿಯ ಜನಧ್ವನಿ ಕೇಳುಗರಿಗೆ ನಮಸ್ಕಾರ. ನಾನು ನಿಮ್ಮ ರೇಡಿಯೋ ಗೆಳತಿ ಪ್ರೀತಿ. ಕೇಳುಗರೆ ಬೆಳೆ ಬೆಲೆ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ಕೇಳುಗರೆ, ಇದು ನಿನ್ನೆಯ ಮಾರುಕಟ್ಟೆ ಬೆಲೆ. ಬೀನಿಸ್ 43 ರೂಪಾಯಿ, ಪೆನ್ಸಿಲ್ ಬೀನಿಸ್ 38 ರೂಪಾಯಿ, ಮೆಣಸಿನಕಾಯಿ 18 ರೂಪಾಯಿ, ಸೌತೆಕಾಯಿ 22 ರೂಪಾಯಿ, ಹಿಂಸೆ 10 ರೂಪಾಯಿ, ಸುನಾಮಿ 7 ರೂಪಾಯಿ, ಎಳವನ 5 ರೂಪಾಯಿ, ಗುಂಡು ಬದನೆಕಾಯಿ 7 ರೂಪಾಯಿ, ಕುಂಬಳಕಾಯಿ 4 ರೂಪಾಯಿ, ಹೀರೆಕಾಯಿ 20 ರೂಪಾಯಿ, ಪಡವಲಕಾಯಿ 13 ರೂಪಾಯಿ, ತೊಂಡೆಕಾಯಿ 15 ರೂಪಾಯಿ, ಹಾಗಲಕಾಯಿ 33 ರೂಪಾಯಿ, ಕಾಲಿಫ್ಲವರ್ 28 ರೂಪಾಯಿ, ಪೈರ್ 53 ರೂಪಾಯಿ, ದಪ್ಪ ಮೆಣಸಿನಕಾಯಿ 28 ರೂಪಾಯಿ, ಸೋರೆಕಾಯಿ 12 ರೂಪಾಯಿ, ಬದನೆಕಾಯಿ 12 ರೂಪಾಯಿ, ಬದನೆಕಾಯಿ 12 ರೂಪಾಯಿ, ಕೋಸು 9 ರೂಪಾಯಿ, ಸೀಮೆ ಬದನೆಕಾಯಿ 22 ರೂಪಾಯಿ, ಬೆಂಡೆಕಾಯಿ 13 ರೂಪಾಯಿ, ಟೊಮೊಟೊ 17 ರೂಪಾಯಿ.

ಕೇಳಿದ್ರಲ್ಲ ಕೃಷಿ ಉತ್ಪನ್ನ ಹಾಗೂ ತರಕಾರಿ ಮಾರುಕಟ್ಟೆ ಬೆಲೆಯನ್ನ. ಇಲ್ಲಿಗೆ ಬೆಳೆ ಬೆಲೆ ಕಾರ್ಯಕ್ರಮವನ್ನ ಮುಕ್ತಾಯ ಮಾಡೋಣ. ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ಬೆಳೆ ಬೆಲೆ ಕಾರ್ಯಕ್ರಮದಲ್ಲಿ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೂ ಕೇಳ್ತಾ ಇರಿ ಜನಧ್ವನಿ. ಇದು ನಿಮ್ಮ ಧ್ವನಿ, ನಿಮ್ಮ ಊರಿನ ಧ್ವನಿ, ಜನಧ್ವನಿ. ನಮಸ್ಕಾರ.

0: ಪ್ರಾಪಂಚಿಕ ಬದುಕಿನಲ್ಲಿ ಮಾನವನ ನಿಜವಾದ ಕರ್ತವ್ಯಗಳೇನು?
1: ಜೀವನದಲ್ಲಿ ಸಮಚಿತ್ತತೆಯನ್ನ ಬೆಳೆಸಿಕೊಳ್ಳಬೇಕಾದ ಬಗೆ ಹೇಗೆ?
0: ಸಮತೋಲನದ ಸಾಧನೆ ಬದುಕಿನಲ್ಲಿ ಸಾಧ್ಯವೇ
1: ಎಂಬೆಲ್ಲ ಪ್ರಶ್ನೆಗಳಿಗೆ ಭಗವದ್ಗೀತೆಯ ಮೂಲಕ ಶ್ರೀ ಕೃಷ್ಣನ ನುಡಿಗಳು ನಮಗೆ ಸಾರ್ಥಕತೆಯನ್ನ ನೀಡುತ್ತದೆ.
0: ಬನ್ನಿ ಈ ಗೀತೆಯ ಸಾರವನ್ನು ತಿಳಿಯೋಣ.
1: ಶ್ರೀಮತಿ ನಾಗಶ್ರೀ ತ್ಯಾಗರಾಜ್ರವರ ಧನಿಯಲ್ಲಿ ಗೀತ ಸುನಾದ ಕಾರ್ಯಕ್ರಮ
0: ತಪ್ಪದೆ ಕೇಳಿ ಪ್ರತಿದಿನ ಬೆಳಗ್ಗೆ 8:35.
1: ಮರುಪ್ರಸಾರ 6:30 ನಿಮಿಷಕ್ಕೆ ನಿಮ್ಮ ಜನಧ್ವನಿ ಬಾನುಲಿಯಲ್ಲಿಯೇ.

ಇದು ನಮ್ಮೆಲ್ಲರ ಭಾವನೆಗಳಿಗೆ ಸ್ಪಂದಿಸುವ ಭಾವಸಿಂಚನ ಕಾರ್ಯಕ್ರಮ. ಇನ್ನು ಮುಂದೆ ಕೇಳಿಬರೋಣ ಸುಮಧುರ ಭಾವಗೀತೆಗಳನ್ನೊಳಗೊಂಡ ಭಾವಸಿಂಚನ ಕಾರ್ಯಕ್ರಮ. ಇದು ನಮ್ಮೆಲ್ಲರ ಭಾವನೆಗಳಿಗೆ ಸ್ಪಂದಿಸುವ ಭಾವಸಿಂಚನ ಕಾರ್ಯಕ್ರಮ.

0: ಇದುವರೆಗೂ ಭಾವಸಿಂಚನ ಕಾರ್ಯಕ್ರಮದಲ್ಲಿ ಸುಮಧುರ ಭಾವಗೀತೆಗಳು ಬಿತ್ತರಗೊಂಡವು.
1: ಹಾಡು ಹಸೆ, ನಮ್ಮೂರ ಮಣ್ಣಿನ ಪರಿಮಳದ ನಮ್ಮವರೇ ಹಾಡಿರುವ ಕಾರ್ಯಕ್ರಮ ಹಾಡು ಹಸೆ.
0: ಇನ್ನು ಮುಂದೆ ಕೇಳಿಬರೋಣ ಹಾಡು ಹಸೆ ಕಾರ್ಯಕ್ರಮದಲ್ಲಿ ಬೇಲೂರು ಮಠದ ರಾಮಕೃಷ್ಣ ಮಿಷನ್ನ ಭಜನಾ ತಂಡದವರು ಹಾಡಿರುವ ಹಾಡುಗಳನ್ನು.

0: ಇದುವರೆಗೂ ಹಾಡುವಸೆ ಕಾರ್ಯಕ್ರಮದಲ್ಲಿ ಬೇಲೂರು ಮಠದ ರಾಮಕೃಷ್ಣ ಮಿಷನ್ನ ಭಜನಾ ತಂಡದವರು ಹಾಡಿರುವ ಹಾಡುಗಳನ್ನು ಕೇಳಿದಿರಿ.
1: ಏನೇ ಆಳದ ಕೆಮ್ಮು ನಿಲ್ತಾನೆ ಇಲ್ವಲ್ಲಪ್ಪ?
0: ಯಾಕೆ ಸಿದ್ದಣ್ಣ ಇಷ್ಟೊಂದು ಕೆಮ್ತಿದ್ದೀರಾ? ಡಾಕ್ಟರ್ ತೋರಿಸತ್ತಾನೆ
2: ಬಪ್ಪ ಕುಮಾರ. ಅವನಿಗೆ ಎಷ್ಟು ಹೇಳಿದ್ರು ಅಷ್ಟೇನೆ, ಬುಕ್ ಬುಕ್ನ ಕೆಮ್ತಾನ, ಬುಗ ಬುಗ್ನ ಒಗ ಬಿಡ್ತಾನೆ ಇರ್ತಾನ.
0: ಏ ಸಿದ್ದಣ್ಣ, ಈ ಬೀಡಿ ಸಿಗರೆಟ್ ಸೇದೋದಿಂದಾನೆ ನಿನಗೆ ಕೆಮ್ಮು ಬಂದಿರೋದು.
2: ಬಾ ಕುಮಾರ, ಇವನಿಗೆ ಎಷ್ಟು ಹೇಳಿದ್ರು ಅಷ್ಟೇನೆ, ಈ ಕಿವಿಲ್ ಕೇಳಿ ಆ ಕಿವಿಲ್ ಬಿಡ್ತಾನ, ತಪ್ಪದೆ ಎರಡು ಕಟ್ ಬೀಡಿ ಸೇತಾನೆ ಇರ್ತಾನೆ.
0: ಏನ್ ಸಿದ್ದಣ್ಣ, ಜಿನಿಕ್ಕೆ ಎರಡು ಕಟ್ ಬೀಡಿ ಬೇಕಾ ನಿಂಗೆ?
2: ಬರೀ ಎರಡು ಕಟ್ ಬೀಡಿ ಅಲ್ಲ ಕುಮಾರ, ಕಾಸು ಹೆಚ್ಚಾಗಿದ್ರೆ ಸಿಗರೇಟು ಪಾನ್ ಪರಾಗು ಇವೆಲ್ಲ ತಿಂತಾನೆ ಇರ್ತಾನೆ. ಯಾಕೋ
1: ಓ ಕುಮಾರ ರಾಮ, ನಾನು ಇದನ್ನೆಲ್ಲ ಬಿಡ್ಬೇಕು ಅಂತ ಎಷ್ಟೋ ಪ್ರಯತ್ನ ಪಡ್ತೇವನಿ ಕಣ್ರ, ಅದನ್ನ ಬಿಡಾಕೆ ಆಯ್ತೇ ಇಲ್ಲ, ಏನ್ ಮಾಡ್ಬೇಕು?
0: ಸಿದ್ದಣ್ಣ, ನೀ ಹಿಂಗೆ ಬೀಡಿ ಸಿಗರೇಟ್ ಸೇತಾ ಇರು, ನಿನಗೆ ಬರ್ಬಾರ್ದು ರೋಗ ಎಲ್ಲ ಬಂದ್ಬಿಡ್ತದೆ.
1: ಆ ರೋಗ ಬಂದದ್ದು? ಯಾವ್ಯಾವ ರೋಗ ಬಂದವು ಕುಮಾರ?
0: ಸಿದ್ದಣ್ಣ, ನೀ ಸೇವೋ ಬೀಡಿ ಸಿಗರೇಟ್ ಅಲ್ಲಿ ನಿಕೋಟಿನ್ ಅನ್ನೋ ಅಂಶ ಇರುತ್ತೆ, ಅದೇನಾದ್ರೂ ನಿನ್ ದೇಹಕ್ಕೆ ಹೋಯ್ತೋ ಕ್ಯಾನ್ಸರ್, ಟಿಬಿ, ಶ್ವಾಸಕೋಶ ಕ್ಯಾನ್ಸರ್ ಇದೆಲ್ಲ ಬಂದ್ಬಿಡ್ತದೆ ನಿಂಗೆ.
1: ಅಯ್ಯೋಯ್ಯೋ, ಏನ್ ಹೇಳ್ತಿದ್ದೆ ಕುಮಾರ ನೀನು, ಇವೆಲ್ಲ ಬಂದವ?
2: ಊಸಿದ್ದ ನನ್ನ ಅಷ್ಟು ದಿನಗಳಿಂದ ನಿನ್ಗೆ ಏನ್ ಹೇಳ್ತಿದ್ದೆ ಹೇಳು, ಬೀಡಿ ಸಿಗರೇಟ್ ಸೇಯಬೇಡ ಅಂತ ಹೇಳ್ತಿದ್ದೆ ತಾನೆ.
1: ಇದೇನಪ್ಪ ಇದು, ಬೀದಿ ಲೋಕ ಮಾರ ಮನೆ ಕುಡ್ಕೊಂಡಾಗ ನನ್ ದುಡ್ಡು ಕೊಟ್ಬಿಟ್ಟು ನಾನೇ ರೋಗ ಕೊಂಡ್ಕೊಂಡಾಗ ಇವತ್ತಲ್ಲ ನೋಡು ಕುಮಾರ, ಇವತ್ತೇ ಸಪ್ತ ಮಾಡ್ಬಿಡ್ತೀನಿ ನಾನು, ನಾನು ಈ ಬೀಡಿ ಸಿಗರೇಟು ಪಾನ್ ಪರಕು ಗುಟ್ಕ ಎಲ್ಲನೂ ಬಿಟ್ಬಿಡ್ತೀನಿ.
0: ಇದು ನಮ್ಮ ಸಿದ್ದಣ್ಣ ಅಂದ್ರೆ, ನಮ್ಮ ಸಿದ್ದಣ್ಣನ ತರಾನೇ ಎಲ್ಲರೂ ಶಪಥ ಮಾಡ್ಬಿಟ್ರೆ ಈ ಧೂಮಪಾನ ಅನ್ನೋದನ್ನ ಸಂಪೂರ್ಣವಾಗಿ ನಾಶ ಮಾಡ್ಬಿಡ್ಬೋದು.
2: ಇದು ಕಲಾಕುಮಾರ ಮಾತು ಅಂದ್ರೆ,
3: ಧೂಮಪಾನ ತ್ಯಜಿಸಿ ಆರೋಗ್ಯದಿಂದ ಜೀವಿಸಿ, ಧೂಮಪಾನ ಬಿಟ್ಟು ಬಿಡಿ, ಸಂತೋಷ ಹರಸ ತರುವುದು ವರ್ಷವಿಡಿ. ಇದು ಸಾರ್ವಜನಿಕ ಹಿತಾಸಕ್ತಿಗಾಗಿ ಜನಧ್ವನಿ ಸಮುದಾಯ ಬಾನುಲಿ ಕೇಂದ್ರದಿಂದ ಮನವಿ.

0: ಎಲ್ಲರಿಗೂ ನಮಸ್ಕಾರ.
1: ನಾವು ಈ ದಿನ ಸ್ವರ್ಣಬಿಂದು ಪ್ರಾಶನದ ಬಗ್ಗೆ ತಿಳಿಸುತ್ತಿದ್ದೇವೆ.
0: ಸ್ವರ್ಣಬಿಂದು ಪ್ರಾಶನ ಎಂದರೆ ಏನು ಎಂದು ತಿಳಿದುಕೊಳ್ಳೋಣ.
1: ಸ್ವರ್ಣ ಎಂದರೆ ಚಿನ್ನ ಎಂದರ್ಥ, ಅಂದರೆ ಗೋಲ್ಡ್.
0: ಪ್ರಾಶನ ಎಂದರೆ ಸೇವನೆ ಅಥವಾ ಒಟ್ಟಿಗೆ ತೆಗೆದುಕೊಳ್ಳುವುದು ಎಂದರ್ಥ.
1: ಹುಟ್ಟಿದ ಮಗುವಿನಿಂದ ಹಿಡಿದು 16 ವರ್ಷದ ಮಕ್ಕಳವರೆಗೆ ಇದನ್ನು ಹಾಕಿಸಬಹುದು.
0: ಇದನ್ನು ನಾವು ವಿಶೇಷವಾಗಿ ಪುಷ್ಯ ನಕ್ಷತ್ರ ದಿನದಂದು ಹಾಕಲಾಗುತ್ತದೆ.
1: ಆಯುರ್ವೇದ ಹಾಗೂ ಗ್ರಂಥಗಳಲ್ಲಿ ಪುಷ್ಯ ನಕ್ಷತ್ರ ದಿನವನ್ನು ವಿಶೇಷ ದಿನವೆಂದು ಪರಿಗಣಿಸಲಾಗಿದೆ.
0: ಸ್ವರ್ಣಬಿಂದು ಪ್ರಾಶನದಿಂದ ಆಗುವಂತಹ ಉಪಯೋಗವೆಂದರೆ 3 ಪ್ರಕಾರಕ್ಕೆ ಹೆಚ್ಚು ಆದ್ಯತೆ ನೀಡುತ್ತದೆ.
1: ಮೊದಲನೆಯದಾಗಿ ಮೇಘ. ಮೇಘ ಎಂದರೆ ಬುದ್ಧಿಶಕ್ತಿಯನ್ನು ಹೆಚ್ಚಿಸುತ್ತದೆ.
0: ಎರಡನೆಯದಾಗಿ

0: ಅಗ್ನಿ. ಅಗ್ನಿ ಎಂದರೆ ಜೀರ್ಣಕ್ರಿಯೆಯನ್ನು ಉತ್ತಮಪಡಿಸುತ್ತದೆ.
1: ಮೂರನೆಯದು ಬಲ. ಬಲ ಎಂದರೆ ಮಗುವಿನ ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸುತ್ತದೆ. ಜೊತೆಗೆ ಮಗುವಿಗೆ ಪದೇ ಪದೇ ಬರುವಂತಹ ನೆಗಡಿ, ಕೆಮ್ಮು, ಶೀತವನ್ನ ತಡೆಗಟ್ಟುತ್ತದೆ.
0: ಇದರ ಜೊತೆಗೆ ಮಗುವಿನ ದೈಹಿಕ ಮತ್ತು ಮಾನಸಿಕ ಬೆಳವಣಿಗೆಗೆ ಇದು ಬಹಳ ಅನುಕೂಲ ಮಾಡಿಕೊಡುತ್ತದೆ.
1: ಈ ಸೌಲಭ್ಯವು ನಮ್ಮ ವಿವೇಕಾನಂದ ಸ್ಮಾರಕ ಆಸ್ಪತ್ರೆಯ ಆಯುರ್ವೇದ ವಿಭಾಗದಲ್ಲಿ ಪ್ರತಿ ತಿಂಗಳು ಪುಷ್ಯ ನಕ್ಷತ್ರದಂದು ಸ್ವರ್ಣ ಬಿಂದು ಪ್ರಾಶನವನ್ನ ಹಾಕಲಾಗುತ್ತದೆ.
0: ಆದ್ದರಿಂದ ಎಲ್ಲ ಸಾರ್ವಜನಿಕರು ಮತ್ತು ಪೋಷಕರು ಇದನ್ನು ಸದುಪಯೋಗ ಪಡಿಸಿಕೊಳ್ಳಬೇಕೆಂದು ಕೇಳಿಕೊಳ್ಳುತ್ತಿದ್ದೇವೆ.
1: ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ವಿವೇಕಾನಂದ ಸ್ಮಾರಕ ಆಸ್ಪತ್ರೆ, ಅಂಚಿಪುರ ರಸ್ತೆ, ಸರಗೂರು.
0: ದೂರವಾಣಿ ಸಂಖ್ಯೆ 7337765608.
1: ಮತ್ತೊಂದು ದೂರವಾಣಿ ಸಂಖ್ಯೆ 7760292911. ಧನ್ಯವಾದಗಳು.

0: ಕ್ಷಯರೋಗವು ಮೈಕೋಬ್ಯಾಕ್ಟೀರಿಯಂ ಟ್ಯುಬರ್ಕ್ಯುಲೋಸಿಸ್ ಎಂಬ ಸೂಕ್ಷ್ಮ ರೋಗಾಣುವಿನಿಂದ ಬರುತ್ತದೆ.
1: ರೋಗಿಗಳು ಇರುವ ಮನೆಗಳಲ್ಲಿ ಕಿಟಕಿ ಬಾಗಿಲುಗಳು ತೆರೆಯುವಂತೆ ನೋಡಿಕೊಳ್ಳಬೇಕು.
0: ಮಕ್ಕಳು ಕ್ಷಯರೋಗಿಗಳ ಬಳಿ ಹೋಗದಂತೆ ಮುನ್ನೆಚ್ಚರಿಕೆ ವಹಿಸಬೇಕು.
1: ಕ್ಷಯ ರೋಗಿಯಲ್ಲಿ ಚಿಕಿತ್ಸೆಯ ಪ್ರಾರಂಭಿಕ ಹಂತದಲ್ಲಿ ಸುಸ್ತಾಗುವುದು ಸಹಜ.
0: ಆದ್ದರಿಂದ ಮೊಳಕೆ ಕಾಳುಗಳು, ಹಸಿರು ತರಕಾರಿ ಮತ್ತು ಸೊಪ್ಪುಗಳು, ಮೊಟ್ಟೆ, ಇನ್ನಿತರ ಪೌಷ್ಟಿಕಾಂಶ ಆಹಾರವನ್ನು ಸೇವಿಸಬೇಕು.
1: ಕ್ಷಯ ರೋಗವನ್ನು ಕೊನೆಗಾಣಿಸಿ ಉತ್ತಮ ಆರೋಗ್ಯ ನಿಮ್ಮದಾಗಿಸಿ.

ಪ್ರೀತಿಯ ಜನಧ್ವನಿ ಕೇಳುಗರಿಗೆ ನಮಸ್ಕಾರ. ನಾನು ನಿಮ್ಮ ರೇಡಿಯೋ ಗೆಳತಿ ಪ್ರೀತಿ. ಕೇಳುಗರೆ ಬೆಳೆ ಬೆಲೆ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ಕೇಳುಗರೆ, ಇದು ನಿನ್ನೆಯ ಮಾರುಕಟ್ಟೆ ಬೆಲೆ. ಬೀನಿಸ್ 43 ರೂಪಾಯಿ, ಪೆನ್ಸಿಲ್ ಬೀನಿಸ್ 38 ರೂಪಾಯಿ, ಮೆಣಸಿನಕಾಯಿ 18 ರೂಪಾಯಿ, ಸೌತೆಕಾಯಿ 22 ರೂಪಾಯಿ, ಎಂಸಿ 10 ರೂಪಾಯಿ, ಸುನಾಮಿ 7 ರೂಪಾಯಿ, ಎಳವನ 5 ರೂಪಾಯಿ, ಗುಂಡು ಬದನೆಕಾಯಿ 7 ರೂಪಾಯಿ, ಕುಂಬಳಕಾಯಿ 4 ರೂಪಾಯಿ, ಹೀರೆಕಾಯಿ 20 ರೂಪಾಯಿ, ಪಡವಲಕಾಯಿ 13 ರೂಪಾಯಿ, ತೊಂಡೆಕಾಯಿ 15 ರೂಪಾಯಿ, ಹಾಗಲಕಾಯಿ 33 ರೂಪಾಯಿ, ಕಾಲಿಫ್ಲವರ್ 28 ರೂಪಾಯಿ, ಪೈರ್ 53 ರೂಪಾಯಿ, ದಪ್ಪ ಮೆಣಸಿನಕಾಯಿ 28 ರೂಪಾಯಿ, ಸೋರೆಕಾಯಿ 12 ರೂಪಾಯಿ, ಬದನೆಕಾಯಿ 12 ರೂಪಾಯಿ, ಬದನೆಕಾಯಿ 12 ರೂಪಾಯಿ, ಕೋಸು 9 ರೂಪಾಯಿ, ಸೀಮೆ ಬದನೆಕಾಯಿ 22 ರೂಪಾಯಿ, ಬೆಂಡೆಕಾಯಿ 13 ರೂಪಾಯಿ, ಟೊಮೊಟೊ 17 ರೂಪಾಯಿ. ಕೇಳುಗರೆ, ಕೇಳಿದ್ರಲ್ಲ ಕೃಷಿ ಉತ್ಪನ್ನ ಹಾಗೂ ತರಕಾರಿ ಮಾರುಕಟ್ಟೆ ಬೆಲೆಯನ್ನ. ಇಲ್ಲಿಗೆ ಬೆಳೆ ಬೆಲೆ ಕಾರ್ಯಕ್ರಮವನ್ನ ಮುಕ್ತಾಯ ಮಾಡೋಣ. ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ಬೆಳೆ ಬೆಲೆ ಕಾರ್ಯಕ್ರಮದಲ್ಲಿ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೂ ಕೇಳ್ತಾ ಇರಿ ಜನಧ್ವನಿ. ಇದು ನಿಮ್ಮ ಧ್ವನಿ, ನಿಮ್ಮ ಊರಿನ ಧ್ವನಿ, ಜನಧ್ವನಿ. ನಮಸ್ಕಾರ.

ಸಾರ್ವಜನಿಕರಿಗೊಂದು ಪ್ರಕಟಣೆ. ದಿನಾಂಕ 3/9/2026 ಗುರುವಾರದಂದು ವಿವೇಕಾನಂದ ಸ್ಮಾರಕ ಆಸ್ಪತ್ರೆಯಲ್ಲಿ ಲಭ್ಯವಿರುವ ವೈದ್ಯರುಗಳ ವಿವರ ಹೀಗಿದೆ. ಡಾಕ್ಟರ್ ನರೇಂದ್ರ ರಾಮಕೃಷ್ಣರವರು ಕಣ್ಣಿನ ತಪಾಸಣಾ ತಜ್ಞರು. ಡಾಕ್ಟರ್ ನಾಗೇಶ್ ಅವರು ಸಾಮಾನ್ಯ ರೋಗ ತಜ್ಞರು. ಡಾಕ್ಟರ್ ಕುಮಾರ್ ಅವರು ಮಕ್ಕಳ ತಜ್ಞರು. ಇವರು ಬೆಳಗ್ಗೆ 9:30 ಮಧ್ಯಾಹ್ನ 12:30 ಲಭ್ಯವಿರುತ್ತಾರೆ. ಡಾಕ್ಟರ್ ನಿಸರ್ಗರವರು ಪ್ರಸೂತಿ ಮತ್ತು ಸ್ತ್ರೀರೋಗ ತಜ್ಞರು. ಡಾಕ್ಟರ್ ಸುಷ್ಮಾರವರು ಮಕ್ಕಳ ತಜ್ಞರು. ಡಾಕ್ಟರ್ ವಿದ್ಯಾಶೀರವರು ದಂತಜ್ಞರು. ಡಾಕ್ಟರ್ ವೈಷ್ಣವರವರು ಆಯುರ್ವೇದ ತಜ್ಞರು. ಡಾಕ್ಟರ್ ತುಷಾರರವರು ಕಿವಿ ಮೂಗು ಮತ್ತು ಗಂಟಲು ರೋಗ ತಜ್ಞರು. ಇವರು ಮಧ್ಯಾಹ್ನ 2 ಸಂಜೆ 5 ಲಭ್ಯವಿರುತ್ತಾರೆ. ಡಾಕ್ಟರ್ ಸಂತೋಷ್ ಅವರು ಹೃದಯ ರೋಗ ತಜ್ಞರು. ಇವರು ಬೆಳಗ್ಗೆ 11 ಮಧ್ಯಾಹ್ನ 1 ಲಭ್ಯವಿರುತ್ತಾರೆ. ಡಾಕ್ಟರ್ ಐನರಾಜ್ರವರು ಫಿಜಿಯೋಥೆರಪಿಸ್ಟ್.

ಅವರು ಡಾಕ್ಟರ್ ದೀಪಶ್ರೀ ಅವರು ವಾಕ್ ಭಾಷಾ ಶ್ರವಣ ತಜ್ಞರು ಈ ಎಲ್ಲ ವೈದ್ಯರ ಸೌಲಭ್ಯ ಲಭ್ಯವಿರುತ್ತದೆ ಹಾಗೂ ದಿನದಲ್ಲಿ 24 ಗಂಟೆಗಳ ತುರ್ತು ಚಿಕಿತ್ಸೆ ಸೌಲಭ್ಯ ಲಭ್ಯವಿರುತ್ತದೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ವಿವೇಕಾನಂದ ಸ್ಮಾರಕ ಆಸ್ಪತ್ರೆ ಹಂಚಿಪುರ ರಸ್ತೆ ಸರಗೂರು. ದೂರವಾಣಿ ಸಂಖ್ಯೆ 9686663118. ಮತ್ತೊಮ್ಮೆ ದೂರವಾಣಿ ಸಂಖ್ಯೆ 9686663118.

0: ಪ್ರಿಯ ಶ್ರೋತೃಗಳೇ, ಇನ್ನು ಮುಂದೆ ನಮ್ಮ ನಿಲಯದಿಂದ ನಿತ್ಯದ ಬದುಕಿಗೆ ಕಗ್ಗದ ಬೆಳಕು ಸಂಚಿಕೆ 125 ಕುರಿತು SVYM ನ ಸಲಹೆಗಾರರು ಹಾಗೂ ವಿವೇಕಾನಂದ ಸ್ಮಾರಕ ಆಸ್ಪತ್ರೆಯ ಕೀಲು ಮತ್ತು ಮೂಳೆ ರೋಗ ತಜ್ಞರಾದ ಡಾಕ್ಟರ್ MR ಸೀತಾರಾಮ್ರವರು ನಡೆಸಿಕೊಡುವ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಬನ್ನಿ ಕೇಳಿ ಬರೋಣ.
1: ದಿನನಿತ್ಯದ ಬದುಕಿನ ಸಮಸ್ಯೆ ಸಂದೇಹಗಳಿಗೆ
2: ಲೌಕಿಕ ಹಾಗೂ ಪಾರಮಾರ್ಥಿಕ ಸ್ತರಗಳಲ್ಲಿ ಉತ್ತರವನ್ನು ಕಂಡುಕೊಂಡು
1: ಅರ್ಥಪೂರ್ಣ ಸಾರ್ಥಕ ಜೀವನ ನಡೆಸಲು ನಮಗೆ ಇರುವ ಒಂದು ದಾರಿದೀಪ
2: DVG ಮಂಕುತಿಮ್ಮನ ಕಗ್ಗ.
1: ಕನ್ನಡದ ಭಗವದ್ಗೀತೆಯೆಂದು ಪ್ರಸಿದ್ಧವಾದ ಈ ಜ್ಞಾನ ಭಂಡಾರದ ಅನಾವರಣವೇ
2: ನಿತ್ಯದ ಬದುಕಿಗೆ ಕಗ್ಗದ ಬೆಳಕು.
1: ತಪ್ಪದೇ ಕೇಳಿ ಪ್ರತಿದಿನ ಬೆಳಗ್ಗೆ 7:15 ನಿಮ್ಮ ಜನಧ್ವನಿ ಬಾನುಲಿಯಲ್ಲಿ.
3: ಆತ್ಮೀಯ ಶ್ರೋತೃಗಳಿಗೆ ನಮಸ್ಕಾರ, ಸುಪ್ರಭಾತ. DVG ಮಂಕುತಿಮ್ಮನ ಕಗ್ಗದ ಅಧ್ಯಯನ ನಿತ್ಯದ ಬದುಕಿಗೆ ಕಗ್ಗದ ಬೆಳಕು ಈ ಕಾರ್ಯಕ್ರಮವನ್ನು ಇವತ್ತು ಮುಂದುವರಿಸೋಣ.
4: ಸೃಷ್ಟಿ ಕಥೆ ಕಟ್ಟು ಕಥೆ,
5: ಸೃಷ್ಟಿ ಕಥೆ ಕಟ್ಟು ಕಥೆ,
3: ವಿಲಯ ಕಥೆ ಬರಿಯ ಕಥೆ,
5: ವಿಲಯ ಕಥೆ ಬರಿಯ ಕಥೆ,
3: ಹುಟ್ಟು ಸಾವುಗಳು,
5: ಹುಟ್ಟು ಸಾವುಗಳು,
3: ಒಂದೇ ಪುರುಳಿನ ಎರಡು ದಶೆ,
5: ಒಂದೇ ಪುರುಳಿನ ಎರಡು ದಶೆ,
3: ನಿತ್ಯ ಪರಿವರ್ತನೆಯೇ,
5: ನಿತ್ಯ ಪರಿವರ್ತನೆಯೇ,
3: ಚೈತನ್ಯ ನರ್ತನೆಯೇ,
5: ಚೈತನ್ಯ ನರ್ತನೆಯೇ,
3: ಸತ್ಯ ಜಗದಲ್ಲಿ ಕಾಣು ಮಂಕುತಿಮ್ಮ,
5: ಸತ್ಯ ಜಗದಲ್ಲಿ ಕಾಣು ಮಂಕುತಿಮ್ಮ.
3: ಈ 139 ಈ ಮುಕ್ತಕದಲ್ಲಿ ನಾವು ಇದುವರೆಗೂ ನಂಬ್ಕೊಂಡು ಬಂದಿರೋಂಥ, ನಮಗೆ ಬಹಳ ಇಷ್ಟ ಅನಿಸೋಂಥ ಅದೆಷ್ಟೋ ಕಥೆಗಳನ್ನು ಅಲ್ಲಾಡಿಸೋ ರೀತಿಯಲ್ಲಿ DVG ತಮ್ಮ ವಾದವನ್ನು ಮುಂದಿಟ್ಟಿದ್ದಾರೆ. ಇಲ್ಲಿ ಈಗ ಕೆಲವು ವಿಷಯಗಳನ್ನು ನಾವು ಜನರಿಗೆ ಅರ್ಥ ಮಾಡಿಸ್ಬೇಕು ಅಂತಂದಾಗ ಅದನ್ನು ಸಿಂಪ್ಲಿಫೈ ಮಾಡಬೇಕು, ಸರಳೀಕರಣ ಮಾಡಬೇಕು ಅನ್ನೋಂಥ ಪ್ರಯತ್ನವನ್ನು ಮಾಡ್ತೀವಿ. ಅದ್ಯಾಕೆ, ಕೆಲವು ಗಹನವಾದಂಥ ವಿಚಾರಗಳು ಎಲ್ಲರಿಗೂ ಅರ್ಥ ಆಗೋದಕ್ಕೆ ಸಾಧ್ಯ ಆಗಲಿಕ್ಕಿಲ್ಲ. ಯಾಕೆ, ಅವರವರ ಬೌದ್ಧಿಕ ಸಾಮರ್ಥ್ಯಕ್ಕೆ ತಕ್ಕಂತೆ ಅವರು ವಿಷಯಗಳನ್ನು ಗ್ರಹಿಸ್ಕೊಳ್ತಾರೆ. ಸೊ ಹಾಗಾಗಿ ಬಹಳ ಮುಂದುವರೆದಂತಹ ಯಾವುದೋ ವಿಜ್ಞಾನದ ವಿಚಾರವನ್ನು ಮಕ್ಕಳಿಗೆ ಬೋಧನೆ ಮಾಡಬೇಕು ಅಂತಂದರೆ ದೊಡ್ಡ ದೊಡ್ಡ ಪುಸ್ತಕದಲ್ಲಿರುವಂಥ ವಿಚಾರಗಳನ್ನು ಮಕ್ಕಳಿಗೆ ಅರ್ಥ ಆಗೋ ಭಾಷೆಯಲ್ಲಿ ಹೇಳಬೇಕಾಗತ್ತೆ. ಅದನ್ನು ವಿವರಿಸುವಾಗ ಮೂಲ ಪ್ರಯೋಗಗಳು ಬಹಳ ದೊಡ್ಡ ಲ್ಯಾಬೊರೇಟರಿಗಳಲ್ಲಿ ಆಗಿರಬಹುದು. ಯಾವುದೋ ಒಂದು ವಿಷಯವನ್ನು ಕಂಡುಹಿಡಿಬೇಕಾದ್ರೆ, ಈಗ ಉದಾಹರಣೆಗೆ ಬೆಳಕಿನ ವೇಗ, ಬೆಳಕಿನ ವೇಗವನ್ನು ಕಂಡುಹಿಡಿಬೇಕಾದ್ರೆ ಅದೆಲ್ಲ ಮಾಡುವಾಗ ದೊಡ್ಡ ದೊಡ್ಡ ಲ್ಯಾಬೊರೇಟರಿಗಳಲ್ಲಿ ಸಂಶೋಧನೆಗಳೆಲ್ಲ ಆಗುತ್ತೆ. ಹಾಗೆ ಅನೇಕ ವಿಚಾರಗಳನ್ನು ನಾವು ಕೇಳ್ಬೋದು. ಅದಕ್ಕೆ ಬೇಕಾಗುವಂಥ ಸಂಪನ್ಮೂಲಗಳು ಕೂಡ ಬಹಳ ಅಗಾಧವಾದಂಥವು. ಬುದ್ಧಿಶಕ್ತಿಯೂ ಅಷ್ಟೇ ದೊಡ್ಡದಾಗಿರಬೇಕು ಮೊದಲು ಅದನ್ನು ಕಂಡುಹಿಡಿಬೇಕಾದ್ರೆ. ಆದರೆ ಅದನ್ನು ನಾವು ಮಕ್ಕಳಿಗೆ ವಿವರಿಸ್ಬೇಕಾದ್ರೆ ಅದ್ಯಾರೋ ದೊಡ್ಡ ಸೈಂಟಿಸ್ಟ್ ಏನೇನು ಮಾಡ್ದ, ಅವನು ಏನೇನು ಈಕ್ವೇಷನ್ಸ್ ಬರ್ದ ಅದನ್ನೆಲ್ಲ ಹೇಳ್ತಾ ಹೋದರೆ ಯಾರಿಗೂ ಅರ್ಥ ಆಗಲ್ಲ. ಅದನ್ನು ನಾವು ಸರಳೀಕರಣಗೊಳಿಸಿ ಪ್ರಾಯೋಗಿಕವಾಗಿ ಮಕ್ಕಳಿಗೆ ಮಾಡಿ ತೋರಿಸ್ಬೇಕಾಗತ್ತೆ. ಈಗ ಗ್ರಾವಿಟೇಷನ್ ಗುರುತ್ವಾಕರ್ಷಣೆಯ ಅನೇಕ ಸಿದ್ಧಾಂತಗಳ ಒಳತಿರುಳನ್ನು ನಾವು ಹೇಳ್ಕೊಡ್ಬೇಕಾದ್ರೆ ಏನೋ ಒಂದು ಸಣ್ಣ ಕಲ್ಲು ಇಟ್ಕೊಂಡು ಇಲ್ಲಿ ಮೇಲಿಂದ ಕೆಳಗಡೆಗೆ ಬೀಳಿಸ್ಬಿಟ್ಟು ನೋಡಪ್ಪ ಅದು ಮೇಲಿಂದ ಕೆಳಗೆ ಬಿತ್ತು ಅದು ಗುರುತ್ವಾಕರ್ಷಣೆ, ಈ ಥರ ನಾವು ಹೇಳಿರ್ತೀವಿ. ಆದರೆ ಅದು ಅಷ್ಟೇನಾ ಅಂದರೆ ಅಲ್ಲ, ಅದಕ್ಕಿಂತ ದೊಡ್ಡದ ಬೇರೆ ಬೇರೆ ಇರ್ತವೆ. ಈ ಹಂತಕ್ಕೆ ಇಷ್ಟು ಸಾಕು, ಆಮೇಲೆ ಮುಂದೆ ನೀನು ತಿಳ್ಕೊಳ್ತಾ ಹೋಗ್ತೀಯಾ. ಸೊ ಇದು ನಮಗೆ ಸಾಮಾನ್ಯರಿಗೂ ಅರ್ಥ ಆಗೋ ರೀತಿಯಲ್ಲಿ ಗಹನವಾದ

0: ವಿಚಾರಗಳನ್ನು ವಿವರಿಸೋದಕ್ಕೆ ಇರೋಂಥ ಒಂದು ಸಾಧನ, ಒಂದು ಅಸ್ತ್ರ, ಅದನ್ನು ನಾವು ಬಳಸ್ತೀವಿ ಅಂತ. ಗಹನವಾದಂಥ ವಿಚಾರಗಳನ್ನು ಹೇಳೋದಕ್ಕೆ ನಮ್ಮ ಪುರಾಣಗಳಲ್ಲೂ ಕೂಡ ಅದೆಷ್ಟೋ ಕಥೆಗಳಿವೆ. ಈಗ ಒಂದು ಸಣ್ಣ ಉದಾಹರಣೆಯನ್ನು ತಗೊಳ್ಳೋಣ.
1: ನಕ್ಷತ್ರಗಳನ್ನೆಲ್ಲ ನೋಡ್ತೀವಿ ಅಲ್ವಾ? ನಕ್ಷತ್ರಗಳನ್ನು ನೋಡಿದಾಗ
0: ಎಲ್ಲ ನಕ್ಷತ್ರಗಳು ಒಂದೇ ಕಡೆ ಇರಲ್ಲ. ಸಂಜೆ ಪ್ರಾರಂಭದಲ್ಲಿ ಪೂರ್ವದಲ್ಲಿ ಇದ್ದಂತಹ ನಕ್ಷತ್ರ ಮಧ್ಯರಾತ್ರಿ ಆಗೋತ್ತಿಗೆ ನಮ್ಮ ತಲೆ ಮೇಲೆ ಹೋಗುತ್ತೆ, ಆಮೇಲೆ ಅದು ಕೆಳಗಡೆಗೆ ಹೋಗಿ ಇಳಿದ್ಬಿಡುತ್ತೆ ಅಲ್ವಾ? ಸೊ ಎಲ್ಲ ನಕ್ಷತ್ರಗಳು ಹೀಗೆ ಉದಯಿಸ್ತವೆ, ಅಸ್ತಮಾನವಾಗ್ತವೆ. ಮತ್ತು ಒಂದೊಂದು ಸೀಸನ್ನಲ್ಲಿ ಒಂದೊಂದು ರೀತಿಯ ನಕ್ಷತ್ರ ಮಂಡಲಗಳು ನಮಗೆ ಗೋಚರವಾಗ್ತವೆ. ಇದು ನಮಗೆಲ್ಲ ಗೊತ್ತು. ಆದರೆ ಒಂದು ಪ್ರಶ್ನೆ, ಎಲ್ಲ ಕಾಲಕ್ಕೂ ಒಂದೇ ಜಾಗದಲ್ಲಿರುವಂಥ ಒಂದು ನಕ್ಷತ್ರ ಇದೆ, ಅದು ಯಾವ ನಕ್ಷತ್ರ? ಅದು ಧ್ರುವ ನಕ್ಷತ್ರ. ಆ ಧ್ರುವ ನಕ್ಷತ್ರದ ವಿಶೇಷತೆ ಏನಪ್ಪ? ಅದು ಯಾವಾಗಲೂ ಕೂಡ ಉತ್ತರ ಧ್ರುವದಲ್ಲಿಯೇ ಇರುತ್ತದೆ. ಅದು ಉದಯಿಸೋದು ಇಲ್ಲ, ಅಸ್ತಮಾನವೂ ಆಗಲ್ಲ, ಅಲ್ಲೇ ಇರುತ್ತೆ. ಅದು ಎಷ್ಟು ಮಟ್ಟಿಗೆ ಅದು ಮುಖ್ಯವಾದಂಥ ಅಂಶ ಅಂತಂದರೆ, ನೂರಾರು ವರ್ಷಗಳ ಹಿಂದೆ ಸಮುದ್ರಯಾನ ಅಂತ ಹೊರಡ್ತಾ ಇದ್ರಲ್ಲ ಎಲ್ಲ ನಮ್ಮ ಅಡ್ವೆಂಚರರ್ಸ್ ಎಲ್ಲ ಸಮುದ್ರಯಾನ ಮಾಡ್ತಾಯಿದ್ರು. ಸಮುದ್ರದಲ್ಲಿ ಯಾವುದಕ್ಕೆ ಎಲ್ಲಿ ಅಂತ ಹೆಂಗೆ ಗೊತ್ತಾಗುತ್ತೆ? ಏನೂ ಗೊತ್ತಾಗಲ್ಲ. ಬೆಳಕಿರುವಾಗಲೇ ಗೊತ್ತಾಗಲ್ಲ, ಇನ್ನು ಕತ್ಲೆಯಲ್ಲಿ ಹೆಂಗೆ ಗೊತ್ತಾಗಕ್ಕೆ ಸಾಧ್ಯ? ಆಗ ಅವರಿಗೆ ದಿಕ್ಸೂಚಿ ಆಗ್ತಾ ಇದ್ದಂಥದ್ದು ಈ ಧ್ರುವ ನಕ್ಷತ್ರವೇ. ನಾರ್ತ್ ಪೋಲ್ ಅಥವಾ ಪೋಲ್ ಸ್ಟಾರ್ ಅಂತ ಕರಿತೀವಿ ಅದನ್ನು. ನಾರ್ತ್ ಪೋಲ್ ಯಾವಾಗಲೂ ಉತ್ತರದಲ್ಲಿ, ಅದು ಯಾವಾಗಲೂ ಅಲ್ಲೇ ಇರುತ್ತೆ. ಸೊ ಅದನ್ನು ಹಿಡ್ಕೊಂಡು ನಾವು ದಿಕ್ಕುಗಳನ್ನೆಲ್ಲ ನಾವು ಬದಲಾಯಿಸ್ಕೊಳ್ತೀವಿ. ಈಗ ಪ್ರಶ್ನೆ ಬರುತ್ತೆ, ಧ್ರುವ ತಾರೆ ಯಾಕೆ ಅಲ್ಲಾಡಲ್ಲ? ಯಾಕೆ ಅಲ್ಲಾಡಲ್ಲ? ಅದು ಬೇರೆ ಎಲ್ಲ ಅಲ್ಲಾಡುತ್ತಲ್ಲ, ಬೇರೆ ಎಲ್ಲ ಮೇಲಕ್ಕೆ ಹೋಗುತ್ತೆ, ಕೆಳಕ್ಕೆ ಬರುತ್ತೆ, ಇದು ಮಾತ್ರ ಯಾಕಲ್ಲ? ಅದಕ್ಕೆ ವೈಜ್ಞಾನಿಕವಾದಂಥ ಅನೇಕ ಸಿದ್ಧಾಂತಗಳನ್ನು ಬಳಸಿಕೊಡೋಂಥ ಒಂದು ಸಿದ್ಧಾಂತಗಳು, ವಿವರಣೆಗಳು ಅವೆಲ್ಲ ಇವೆ. ಅದರಿಂದಾಗಿ ಅದು ಅಲ್ಲಾಡಲ್ಲಪ್ಪ, ಅದು ಆಕ್ಸಿಸ್, ರೊಟೇಷನಲ್ ಆಕ್ಸಿಸ್, ಅದು ಅದಕ್ಕೋಸ್ಕರ ಅದು ಅಲ್ಲಾಡಲ್ಲ. ನಾವು ಕಳಿಸತಿ ಕೂಡ ಚಕ್ರದ ನಾಭಿ ಅಂತ ನೋಡಿದ್ವಲ್ಲ ಹಾಗೆ. ಸೊ ವಿಶ್ವವೇ ರೊಟೇಟ್ ಆಗ್ತಾ ಇದೆ, ಆ ವಿಶ್ವ ರೊಟೇಟ್ ಆಗುವಂಥ ನಾಭಿಯ ಒಂದು ಭಾಗವಾಗಿರೋದ್ರಿಂದ ಅದು ಅಲ್ಲಾಡಲ್ಲ, ಉತ್ತರ ಧ್ರುವ ಹಾಗೆ ಇರುತ್ತೆ. ಆದರೆ ಅದನ್ನು ನಾವು ಜನಸಾಮಾನ್ಯರಿಗೆ ಅರ್ಥ ಮಾಡಿಸ್ಬೇಕು ಅಂತಂದರೆ ಇವೆಲ್ಲ ಹೇಳೋಕ್ಕಾಗಲ್ಲ. ಅದಕ್ಕೆ ನಮ್ಮ ಪುರಾಣಗಳಲ್ಲಿ ಏನು ಬಂತು, ಧ್ರುವನ ಕಥೆ ಬಂತು. ಧ್ರುವನ ಕಥೆ ನಾವೆಲ್ಲ ಕೇಳಿದ್ದೀವಿ ಅಲ್ವಾ? ಪುಟ್ಟ ಬಾಲಕ ಧ್ರುವ, ಅವನು ತಂದೆ ತೊಡೆ ಮೇಲೆ ಕೂತಿದ್ದಾಗ ಅವಳು ಮಲತಾಯಿ ಬಂದ್ಲು, ನೀನು ಹೆಂಗೆ ಕೂತ್ಕೋತೀಯ ಅಂತಲೂ ಬೈದ್ಲು. ಆಮೇಲಿಂದ ಅವನು ಬೇಜಾರು ಮಾಡಿಕೊಂಡ, ಹಾಗೆ ಅದೇನು ಕತೆ ಹಾಗೆ ಮುಂದಕ್ಕೆ ಹೋಗುತ್ತೆ. ಆಮೇಲೆ ಭಗವಂತನನ್ನು ಕೇಳಿಕೊಂಡ, ನನಗೆ ಒಂದು ಸ್ಥಿರವಾದಂಥ ಜಾಗ ಬೇಕು ಅಂತೆಲ್ಲ ಕೇಳಿದ. ಹಾಗೆ ಭಗವಂತ ಅವನಿಗೆ, ನಿನಗೆ ಸ್ಥಿರವಾದಂಥ ಒಂದು ಜಾಗವನ್ನು ಆಕಾಶದಲ್ಲಿ ಕೊಟ್ಟಿದ್ದೀನಿ, ಅದು ನನ್ನ ಕೃಪೆ, ನೀನು ಎಂದೆಂದಿಗೂ ಅಲ್ಲಾಡದ ಒಂದು ಜಾಗದಲ್ಲಿರ್ತೀಯ ಅಂದರೆ ಅದು ಹೆಂಗೆ ಶುರುವಾಯಿತು ಅದು ಕಥೆ? ಒಂದು ಸಿಂಹಾಸನದಲ್ಲಿ ಕುಳಿತದ್ದಂಥ ಬಾಲಕ ಧ್ರುವನಿಗೆ ಸಿಂಹಾಸನದಿಂದ ಮಲತಾಯಿ ಇಳಿಸ್ಬಿಟ್ಲು, ಅವನಿಗದು ಸಿಕ್ಕಲಿಲ್ಲ. ಆದರೆ ಭಗವಂತನ ಕರುಣೆಯಿಂದ ಶಾಶ್ವತವಾದಂಥ ಒಂದು ಉನ್ನತ ಸ್ಥಾನ ಅವನಿಗೆ ಸಿಕ್ತು. ನೀತಿ ಕಥೆಯಾಗಿ ನಾವು ಹೇಳ್ತೀವಿ, ಅದು ನಾವು ಸೃಷ್ಟಿಸಿದ ಒಂದು ಕಥೆ ಅಲ್ವಾ? ಆದರೆ ಕಟ್ಟು ಕಥೆಯಾದರೂ ಕೂಡ ನಮಗೆ ಅಪ್ಯಾಯಮಾನವಾಗಿರುತ್ತೆ, ಯಾವುದೋ ಒಂದು ಸತ್ಯವನ್ನು ಅದು ಹೇಳ್ತಾ ಇದೆ. ಧ್ರುವ ನಕ್ಷತ್ರ ಅಲ್ಲಾಡಲ್ಲಪ್ಪ, ಅದಲ್ಲೇ ಇರುತ್ತೆ ಅನ್ನೋಂಥ ಸತ್ಯವನ್ನು ಹೇಳ್ತಾ ಇದೆ. ಅದಕ್ಕೆ ವಿವರಣೆ ಮಾತ್ರ ನಾವು ಕೊಟ್ಟಿರೋಂಥ ಒಂದು ಕಟ್ಟು ಕಥೆ, ಅದ್ರ ಹಿಂದೆ ಬೇರೆ ಏನೋ ಇದೆ. ಈಗ ನಮ್ಮ ಮಕ್ಕಳಿಗೆಲ್ಲ ಅರ್ಥ ಆಯಿತು, ಓ ಧ್ರುವ ನಕ್ಷತ್ರ ಅಲ್ಲೇ ಇರುತ್ತಪ್ಪ. ಯಾಕೆ ಅದು ನಮ್ಗೆ ಗೊತ್ತಿಲ್ಲ, ಕಟ್ಟು ಕಥೆಯನ್ನು ನಾವು ನಂಬ್ಕೊಂಡಿದ್ದೀವಿ, ಆದರೆ ಧ್ರುವ ನಕ್ಷತ್ರ ಅಲ್ಲಿರುತ್ತೆ ಅದು ನಮಗೆ ಗೊತ್ತಾಯಿತು. ಹಾಗೆ ಡಿ ವಿ ಜಿಯವರು ಹೇಳ್ತಾರೆ, ಇದುವರೆಗೂ ನಾವು ಕೇಳ್ಕೊಂಬಂದಿರೋಂಥ ಸೃಷ್ಟಿ ಕಥೆ ಏನಿದೆ ಅವೆಲ್ಲವೂ ಕೂಡ ಕಟ್ಟು ಕಥೆ. ವಿಲಯ, ಪ್ರಳಯ ಆಗಿಬಿಡುತ್ತೆ ಅಂತ ಹೇಳ್ತಾರಲ್ಲ, ಆ ಪ್ರಳಯವೂ ಕೂಡ ಒಂದು ಕಟ್ಟು ಕಥೆ. ಯಾಕೆ ಹೇಳಿದ್ದೀವಿ ಅಂತಂದರೆ, ಅದು ಸುಲಭವಾಗಿ ಜನರಿಗೆ ಅರ್ಥವಾಗಲಿ ಅನ್ನೋದಕ್ಕೋಸ್ಕರ ಈ ಕಥೆಗಳನ್ನು ಕಟ್ಟಿ ನಾವು ಹೇಳ್ತೀವಿ. ಹುಟ್ಟು ಮತ್ತು ಸಾವು, ಈ ಎರಡು ಒಂದೇ ನಾಣ್ಯದ ಎರಡು ಮುಖಗಳಿದ್ದಂತೆ. ಒಂದೇ ಪುರುಳು, ಪುರುಳು ಅಂದರೆ ತಿರುಳು, ಮಧ್ಯದಲ್ಲಿ ಇರುವಂತಹ ಸಾರ, ಸಾರ ಸರ್ವಸ್ವ. ಸೊ ಅದರ ಎರಡು ದಡಗಳು ಅಷ್ಟೇ ಹೊರತು, ಹುಟ್ಟು ಅನ್ನೋಂಥದ್ದು ಏನೋ ಸಂಭ್ರಮಿಸಬೇಕಾದಂಥ ವಿಷಯ, ಸಾವು ಅನ್ನೋವಂಥದ್ದು ಗೋಳಾಡಬೇಕಾದಂಥ ವಿಷಯ ಅನ್ನೋದೇನಲ್ಲ. ಅದು ನಿರಂತರವಾಗಿ ನಡ್ಕೊಂಡು ಹೋಗ್ತಾ ಇರುವಂಥ ಒಂದು ಪ್ರವಾಹದ ಎರಡು ಭಾಗಗಳಷ್ಟೇ ಅಂತ. ಸೊ ಅದು ಹೇಗೆ ಸಾಧ್ಯ ಅಂತಂದರೆ, ಈಗ ಯಾವುದೋ ಒಂದು ಬಸ್ಸಲ್ಲಿ ಹತ್ತಿದ್ದೀವಿ ಅಂತ ಅನ್ಕೋಣ. ಈಗ ಮೈಸೂರಿನಿಂದ ಸರ್ಗೂರಿಗೆ ಬರೋವಂಥ ಬಸ್, ಆ ಬಸ್ಸಲ್ಲಿ ನಾವು ಹತ್ತಿದ್ದೀವಿ. ಬಸ್ನವ್ರು ಏನು ಹೇಳ್ತಾರೆ, ಇದೆಲ್ಲಿಂದ ಎಲ್ಲಿಗೆ ಹೋಗುತ್ತೆ ಅಂತ ಕೇಳಿದಾಗ, ಮೈಸೂರು ಸರ್ಗೂರು, ಶುರು ಕೊನೆ,

0: ಎರಡನ್ನ ಮಾತ್ರ ಹೇಳ್ತಾರೆ. ಹಾಗೆ ಇನ್ಯಾವುದೋ ದೂರದ್ದು ಮೈಸೂರಿಂದ ರಾಯಚೂರ್ಗೆ ಹೋಗ್ತೀನಿ ಅನ್ಕೊಳ್ಳೋಣ, ಮೈಸೂರು ರಾಯಚೂರು ಎರಡು ತುದಿಗಳನ್ನ ಮಾತ್ರ ಹೇಳ್ತಾರೆ ಅಲ್ವಾ. ಮಧ್ಯದಲ್ಲಿ ಏನು ಬರಲ್ವಾ ಅಂತಂದ್ರೆ ಮಧ್ಯದಲ್ಲಿ ಅದೆಷ್ಟೋ ಬರುತ್ತೆ. ನಮ್ಮ ಕಣ್ಣಿಗೆ ಕಾಣುವಂತ ಎರಡು ಮುಖ್ಯವಾದಂತಹ ಘಟ್ಟಗಳು ಯಾವುದು ಅಂತಂದ್ರೆ ಎಲ್ಲಿಂದ ಬಸ್ಸು ಹೊರಡ್ತು, ಎಲ್ಲಿ ಬಸ್ಸು ನಿಲ್ಲುತ್ತೆ. ಮಧ್ಯದಲ್ಲಿ ಅನೇಕ ಊರುಗಳನ್ನ ನಾವು ದಾಟ್ತಾ ದಾಟ್ತಾ ಹೋಗ್ತೀವಿ, ಹೌದಲ್ವಾ? ನಮ್ಮ ಜೀವನದಲ್ಲೂ ಕೂಡ ಅಷ್ಟೇ. ಹುಟ್ಟು ನಮ್ಮ ಕಣ್ಣಿಗೆ ಕಾಣಿಸ್ತು, ಸಾವು ನಮ್ಮ ಕಣ್ಣಿಗೆ ಕಾಣಿಸ್ತು. ಸೊ ಹಾಗಾಗಿ ನಾವು ಏನನ್ಕೊಳ್ತೀವಿ, ಹುಟ್ಟಿದ್ದು ಮಹಾನ್ ಒಂದು ಅದ್ಭುತವಾದಂಥ ಪ್ರಕ್ರಿಯೆ, ಸಾವು ದುರ್ದಶೆ, ಅದು ಬಹಳ ದುರದೃಷ್ಟಕರವಾದಂಥದ್ದು, ಮುಗದೇ ಹೋಯಿತು. ಆದರೆ ಮಧ್ಯದಲ್ಲಿ ಬರುವಂಥ ಬಸ್ ಸ್ಟಾಪ್ಗಳನ್ನು ನಾವು ನೋಡೋದೇ ಇಲ್ಲ. ಸೊ ಅದನ್ನು ಡಿ ವಿ ಜಿಯವರು ಇಲ್ಲಿ ನೆನಪಿಸ್ತಾರೆ. ಜಗತ್ತಿನಲ್ಲಿ ಸತ್ಯ ಅನ್ನೋಂಥದ್ದು ಏನಪ್ಪ ಅಂತಂದರೆ ನಿತ್ಯ ಪರಿವರ್ತನೆ. ಮೈಸೂರಿನಿಂದ ಹೊರಟಂಥ ಬಸ್ಸು ಸರ್ಗೂರಿಗೆ ಬರಬೇಕಾದ್ರೆ ಮೈಸೂರಿನ ಹೊರವಲಯಕ್ಕೆ ಬರಬೇಕು, ಆಮೇಲೆ ಅದನ್ನು ದಾಟ್ಕೊಂಡು ಮುಂದಕ್ಕೆ ಬರಬೇಕು, ಇನ್ನೊಂದು ಯಾವುದೋ ಹಳ್ಳಿ ಬಂತು, ಆಮೇಲೆ ಯಾವುದೋ ಊರು ಬಂತು, ಹೀಗೆ ನಿತ್ಯ ಪರಿವರ್ತನೆ ಆಗ್ತಾ ಆಗ್ತಾನೆ ಸರ್ಗೂರಿಗೆ ಬರೋದು. ಸೊ ಹಾಗೆ ಬರೀ ಹುಟ್ಟು ಮತ್ತು ಸಾವು ಅನ್ನೋದು ಮಾತ್ರ ಅಲ್ಲ, ನಿತ್ಯ ಪರಿವರ್ತನೆ ಆಗ್ತಾನೇ ಇರುತ್ತೆ. ಮತ್ತು ಇದು ಚೈತನ್ಯದ ನರ್ತನೆ, ಅಂದರೆ ಅದು ಕೆಲವು ಸರ್ತಿ ಜೋರಾಗಿ ಹೋಗುತ್ತೆ, ಕೆಲವು ಸರ್ತಿ ಮಂದಗತಿಯಲ್ಲಿ ಹೋಗುತ್ತೆ, ಕೆಲವು ಸರ್ತಿ ನಮಗೆ ಕಣ್ಣಿಗೆ ಕಾಣುವ ರೀತಿಯಲ್ಲಿ ಬದಲಾವಣೆಗಳು ಕಾಣಿಸ್ಕೊಳ್ತವೆ, ಕೆಲವು ಸರ್ತಿ ನಮಗೆ ಗೋಚರವಾಗದಂತೆ ನಮಗೆ ಗೊತ್ತೇ ಆಗಿರಲ್ಲ ಏನೇನೋ ವ್ಯತ್ಯಾಸಗಳು ಆಗೋಗಿರುತ್ತೆ. ಸೊ ನಮ್ಗೆ ಸಡನ್ನಾಗಿ ಎಚ್ಚರವಾದಾಗ ನಮಗೆ ಓಹ್ ನಾವು ಇಲ್ಲಿ ಬಂದ್ಬಿಟ್ವಾ ಅಂತ ಅಂದ್ಕೊಳ್ತೀವಿ. ಎಷ್ಟೋ ಸರ್ತಿ ಬಸ್ಸಲ್ಲಿ ಬರ್ತಾ ಇರುವಾಗ ನಿದ್ದೆ ಮಾಡಿಬಿಟ್ಟಿರ್ತೀವಿ, ಎಲ್ಲೋ ಬಂದಾಗ ಓಹ್ ಇನ್ನೇನು ಊರು ಬಂದ್ಬಿಡ್ತಪ್ಪ ಅಂತ ಅಂದ್ಕೊಳ್ತೀವಿ. ಯಾಕೆ ನಮಗೆ ಗೊತ್ತಾಗಲಿಲ್ಲ ಅಷ್ಟೇ, ಬಸ್ಸು ನಿರಂತರವಾಗಿ ಮುಂದಕ್ಕೆ ಹೋಗ್ತಾನೇ ಇತ್ತು. ಸೊ ಹಾಗೆ ಜಗತ್ತಿನಲ್ಲಿ ಸತ್ಯವಾದಂಥ ಒಂದು ಅಂಶ ಇದೆ ಅನ್ನೋದಾದರೆ ಅದು ನಿತ್ಯ ಪರಿವರ್ತನೆಯಾಗ್ತಾ ಇರೋವಂಥದ್ದೇ ಸತ್ಯ. ಸೊ ಆ ಪರಿವರ್ತನೆ ಏರುಪೇರುಗಳಿರುವಂತಹ ಒಂದು ಸುಂದರವಾದಂತಹ ಒಂದು ನಡೆ. ಆ ನಡೆಯಲ್ಲಿ ನಾವೆಲ್ಲರೂ ಭಾಗವಹಿಸಬೇಕು. ಆ ನಡೆಯಲ್ಲಿ ಸಕ್ರಿಯವಾಗಿ ನಾವು ಅರ್ಥಪೂರ್ಣವಾಗಿ ಭಾಗವಹಿಸಿದಾಗ ಕಟ್ಟು ಕಥೆಗಳನ್ನು ಮೀರಿದ ಸತ್ಯ ನಮಗೆ ಗೊತ್ತಾಗೋಕ್ಕೆ ಸಾಧ್ಯವಾಗುತ್ತೆ.
1: ಪ್ರಿಯ ಕೇಳುಗರೇ, ಇದುವರೆಗೂ ನಿತ್ಯದ ಬದುಕಿಗೆ ಕಗ್ಗದ ಬೆಳಕು ಸಂಚಿಕೆ 125 ಕುರಿತು ಎಸ್ ವಿ ವಯಂನ ಸಲಹೆಗಾರರು ಹಾಗೂ ಸ್ವಾಮಿ ವಿವೇಕಾನಂದ ಸ್ಮಾರಕ ಆಸ್ಪತ್ರೆಯ ಕೀಲು ಮತ್ತು ಮೂಳೆ ರೋಗ ತಜ್ಞರಾದ ಡಾಕ್ಟರ್ ಎಂ ಆರ್ ಸೀತಾರಾಮರವರು ನಡೆಸಿಕೊಟ್ಟ ಕಾರ್ಯಕ್ರಮ ಬಿತ್ತರಗೊಂಡಿತು.
2: ಪ್ರೀತಿಯ ಚಿನ್ನಧ್ವನಿ ಕೇಳುಗರಿಗೆ ನಮಸ್ಕಾರ. ನಾನು ನಿಮ್ಮ ಬಾನುಲಿ ಗೆಳತಿ ಸ್ಫೂರ್ತಿ ಸರಗೂರು. ಕೇಳುಗರ ಪತ್ರಿಕಾ ಮಾಹಿತಿ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ಬನ್ನಿ ಇವತ್ತಿನ ಪ್ರಮುಖಾಂಶಗಳನ್ನು ತಿಳಿಯೋಣ. ಶುಂಠಿ ಬೆಳಗ್ಗೆ ಬೆಂಕಿ ರೋಗ ಬಾಧೆ. ಪಡಿತರ ಚೀಟಿ ಮಾನದಂಡ ಪರಿಷ್ಕರಣೆಗೆ ಚಿಂತನೆ ರಿಜ್ವಾನ್. ಗೋಬಿ ಕಬಾಬ್ಗೆ ನಿಷೇಧಿತ ಬಣ್ಣ ಬಳಕೆ. ರಾಮಮಂದಿರ ಜಿತೇಂದ್ರ ಸಿಇಒ. ಆದಿವಾಸಿಗಳಿಗೆ ಪೌಷ್ಟಿಕ ಆಹಾರದ ಕಿಟ್ ಸಚಿವರಿಗೆ ಮನವಿ. ಹುಲಿ ಯೋಜನೆ ಜಾರಿಗೆ ಭಿನ್ನರಾಗ. ಕೆರೆಗಳಿಗೆ ನೀರು ತುಂಬಿಸಲು ಆಗ್ರಹಿಸಿ ಪ್ರತಿಭಟನೆ ಇಂದು. ಬೆಂಗಳೂರಿನಲ್ಲಿ ಏರೋ ಇಂಡಿಯಾ 16 ಆವೃತ್ತಿ. ಮಳೆ ಕೊರತೆ ತೆಂಗು ಬೆಳೆಗೆ ಕೀಟಬಾಧೆ. 32 ಲಕ್ಷ ಕೋಟಿ ದಾಟುವ ನಿರೀಕ್ಷೆ. ನೇಪಾಳ ಇನ್ನೂ ಪತ್ತೆಯಾಗದ 4216 ಮಂದಿ. ತಮಿಳುನಾಡು ಬರಲಿದೆ ಡಿಜಿಟಲ್ DLRC. ದಕ್ಷಿಣ ವಲಯಕ್ಕೆ ಜಯದ ತಿಲಕ. ಬ್ಯಾಟಿಂಗ್ ಸುಧಾರಣೆಯತ್ತ ಕೌರ್ಪಡೆ ಚಿತ್ತ. KACA ಇವೆಲನ್ ಮೇಲುಗೈ. ಅರಸ ಹಸಪಟ್ಟ ಜ್ವರೆ. ಮಹಿಳಾ ಚಾಂಪಿಯನ್ಸ್ ಟ್ರೋಫಿ ಕ್ರಿಕೆಟ್ ಭಾರತಕ್ಕೆ ಸ್ಥಳಾಂತರ. ರ್ಯಾಂಕಿಂಗ್ 3 ಸ್ಥಾನಕ್ಕಿಳಿದ ಬೂಮ್ರಾ. ಯುವ ಅಥ್ಲೆಟಿಕ್ಸ್ ನಾರ್ಗಿನಿ ಕೀರ್ತಿನ್ಗೆ ಚಿನ್ನ. ಟೆನ್ನಿಸ್ ಸೋಲಿನಿಂದ ಪಾರಾದ ತೇಜಸ್. ಪ್ರಮುಖಾಂಶಗಳ ವಿವರಣೆ. ಶುಂಠಿ ಬೆಳೆಗೆ ಬೆಂಕಿ ರೋಗ ಬಾಧೆ. ಅಂಪಾಪುರ HD Kote ತಾಲೂಕಿನ ರೈತರು ಹೆಚ್ಚಿನ ಪ್ರಮಾಣದಲ್ಲಿ ಶುಂಠಿ ಬೆಳೆ ಬೆಳೆದಿದ್ದು ಮಳೆಯ ಕೊರತೆಯ ನಡುವೆಯೇ ಕೆಲವೆಡೆ ಶುಂಠಿ ಬೆಳೆಯಲ್ಲಿ ಬೆಂಕಿ ರೋಗ ಕಾಣಿಸಿಕೊಂಡಿರುವುದು ರೈತರ ಆತಂಕಕ್ಕೆ ಕಾರಣವಾಗಿದೆ. ತಾಲೂಕಿನಲ್ಲಿ 8,000 ಶುಂಠಿ ಬೆಳೆಯಲಾಗಿದೆ. ಪ್ರಮುಖವಾಗಿ ಅಂಪಾಪುರ ಅಂತರಸಂತೆ ಹಾಗೂ ಕಸಬಾ ಹೋಬಳಿಯ ವ್ಯಾಪ್ತಿಯಲ್ಲಿ ಹೆಚ್ಚಿನ ಸಂಖ್ಯೆಯ ರೈತರು ಶುಂಠಿ ಬಿತ್ತನೆ ಮಾಡಿದ್ದಾರೆ. ನಿರೀಕ್ಷಿತ ಪ್ರಮಾಣದಲ್ಲಿ ಬೆಳೆಯಾಗದಿದ್ದರೂ ಕಳೆದ 1 ಬಹುತೇಕ ಕಡೆಗಳಲ್ಲಿ ಬೆಳೆ ಉತ್ತಮವಾಗಿತ್ತು. ಉತ್ತಮ ಇಳುವರಿ ದೊರೆಯುವ ನಿರೀಕ್ಷೆಯಲ್ಲಿ ರೈತರು ಕಟಾವಿನ ದಿನಕ್ಕೆ ಕಾಯುತ್ತಿದ್ದಾರೆ. ಆದರೆ ಕಳೆದ 1 ಕೆಲವು ಪ್ರದೇಶಗಳಲ್ಲಿ ಶುಂಠಿ ಗಿಡಗಳ ಎಲೆಗಳು ಹಳದಿ ಬಣ್ಣಕ್ಕೆ ತಿರುಗಿ ಒಣಗುವ ಲಕ್ಷಣಗಳು ಕಂಡುಬಂದಿದ್ದು ರೈತರು ಆತಂಕ ವ್ಯಕ್ತಪಡಿಸಿದ್ದಾರೆ. ಪಡಿತರ ಚೀಟಿ ಮಾನದಂಡ ಪರಿಷ್ಕರಣೆಗೆ ಚಿಂತನೆ.

ರಿಜ್ವಾನ್ ಮೈಸೂರು ಆದ್ಯ ಪಡಿತರ ಚೀಟಿ ಪಡೆಯಲು ಇರುವ ಮಾನದಂಡಗಳನ್ನು ಪರಿಷ್ಕರಣೆ ಚಿಂತನೆ ನಡೆದಿದೆ ಎಂದು ಆಹಾರ ನಾಗರಿಕ ಸರಬರಾಜು ಹಾಗೂ ಗ್ರಾಹಕ ವ್ಯವಹಾರಗಳ ಸಚಿವ ರಿಜ್ವಾನ್ ಅರ್ಷದ್ ರವರು ತಿಳಿಸಿದ್ದಾರೆ. ಗೋಬಿ ಕಬಾಬ್ಗೆ ನಿಷೇಧಿತ ಬಣ್ಣ ಬಳಕೆ. ಬೆಂಗಳೂರು ಜನರ ಆರೋಗ್ಯದ ದೃಷ್ಟಿಯಿಂದ ಗೋಬಿ ಮಂಚೂರಿ ಕಬಾಬ್ಗೆ ಕೃತಕ ಬಣ್ಣದ ಬಳಕೆ ನಿಷೇಧಿಸಿದರೂ ಗ್ರಾಹಕರನ್ನ ಸೆಳೆಯಲು ಕೆಲ ಆಹಾರ ತಯಾರಕರು ಅದನ್ನು ಬಳಸುತ್ತಿರುವುದು ಆಹಾರ ಸುರಕ್ಷತಾ ಇಲಾಖೆ ಅಧಿಕಾರಿಗಳು ನಡೆಸಿದ ತಪಾಸಣೆಯಿಂದ ದೃಢಪಟ್ಟಿದೆ. ಆಹಾರ ಪದಾರ್ಥಗಳಿಗೆ ಕೃತಕ ಬಣ್ಣಗಳ ಬಳಕೆ ಮಾಡದಂತೆ ಇಲಾಖೆಯು 2024 ಆದೇಶ ಹೊರಡಿಸಿದೆ. ಇಷ್ಟಾಗಿಯೂ ಕೆಲ ಹೋಟೆಲ್, ರೆಸ್ಟೋರೆಂಟ್, ಫುಡ್ ಪಾರ್ಕ್, ಬೀದಿ ಬದಿ ಸೇರಿ ವಿವಿಧೆಡೆ ಹಲವು ಬಳಕೆ ಮುಂದುವರೆದಿದೆ. ಇಲಾಖೆ ಅಧಿಕಾರಿಗಳು ವಿಶೇಷ ಅಭಿಯಾನದ ಅಡಿ ರಾಜ್ಯದ ವಿವಿಧೆಡೆ ದಾಳಿ ನಡೆಸಿ ಗೋಬಿ ಮಂಚೂರಿ ಮತ್ತು ಕಬಾಬ್ ಮಾದರಿಗಳನ್ನು ಪ್ರಯೋಗಾಲಯದ ಪರೀಕ್ಷೆಗೆ ಒಳಪಡಿಸಿದರು. 2 42 ಕಡೆ ಬಣ್ಣ ಬಳಸುತ್ತಿರುವುದು ದೃಢಪಟ್ಟಿದೆ. ಈ ಬಗ್ಗೆ ಪ್ರಕರಣಗಳು ದಾಖಲಾಗಿವೆ. ರಾಮಮಂದಿರ ಜಿತೇಂದ್ರ ಸಿಇಒ. ಅಯೋಧ್ಯೆ ಆಪರೇಷನ್ ಸಿಂಧೂರದ ವೇಳೆ ಪಶ್ಚಿಮ ವಾಯು ಕಮಾಂಡ್ ನೇತೃತ್ವದ ವಹಿಸಿದ ನಿವೃತ್ತ ಏರ್ ಮಾರ್ಷಲ್ ಜಿತೇಂದ್ರ ಮಿಶ್ರಾರವರು ಶ್ರೀರಾಮ ಜನ್ಮಭೂಮಿ ತೀರ್ಥಕ್ಷೇತ್ರ ಟ್ರಸ್ಟ್ನ ಮೊದಲ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿಯಾಗಿ ಬುಧವಾರ ನೇಮಕಗೊಂಡಿದ್ದಾರೆ. ಆದಿವಾಸಿಗಳಿಗೆ ಪೌಷ್ಟಿಕ ಆಹಾರದ ಕಿಟ್ ಸಚಿವರಿಗೆ ಮನವಿ. ಮೈಸೂರು ಬುಡಕಟ್ಟು ಕುಟುಂಬಗಳಿಗೆ ಸರ್ಕಾರದಿಂದ ವಿತರಿಸುತ್ತಿದ್ದ ಪೌಷ್ಟಿಕ ಆಹಾರದ ಕಿಟ್ ಪೂರೈಕೆ ಒಪ್ಪಂದದ ಪ್ರಕ್ರಿಯೆಯನ್ನು ಶೀಘ್ರವಾಗಿ ಪೂರ್ಣಗೊಳಿಸಿ ತ್ವರಿತವಾಗಿ ಬದಲಾಯಿಸಲಾಗುವುದು ಎಂದು ಪರಿಶಿಷ್ಟ ವರ್ಗಗಳ ಕಲ್ಯಾಣ ಸಚಿವ ಟಿ ರಘುಮೂರ್ತಿರವರು ತಿಳಿಸಿದ್ದಾರೆ. ಕಳೆದ 6 ಪೌಷ್ಟಿಕ ಆಹಾರದ ಕಿಟ್ ವಿತರಣೆಯು ಸ್ಥಗಿತಗೊಂಡಿರುವುದು ಇದರಿಂದ ಸಾವಿರಾರು ಆದಿವಾಸಿ ಕುಟುಂಬಗಳು ಸಂಕಷ್ಟಕ್ಕೆ ಸಿಲುಕಿರುವ ಬಗ್ಗೆ ಪ್ರಜಾವಾಣಿಯಲ್ಲಿ ವಿಶೇಷ ವರದಿ ಪ್ರಕಟವಾಗಿದ್ದು ಇದನ್ನು ಆಧರಿಸಿ ವಿಧಾನ ಪರಿಷತ್ ಸದಸ್ಯ ಕೆ ಶಿವಕುಮಾರ್ ಸಚಿವರ ಗಮನ ಸೆಳೆದಿದ್ದಾರೆ. ಹುಲಿ ಯೋಜನೆ ಜಾರಿಗೆ ಭಿನ್ನ ರಾಗ. ಹನೂರು ಮಲೆ ಮಹದೇಶ್ವರ ವನ್ಯಜೀವಿ ಧಾಮವನ್ನು ಹುಲಿ ಸಂರಕ್ಷಿತ ಧಾಮವನ್ನಾಗಿಸುವ ಪ್ರಸ್ತಾವಕ್ಕೆ ದಶಕವೇ ಕಳೆದಿದೆ. ಆದರೆ ಸ್ಥಳೀಯರ ವಿರೋಧದ ಕಾರಣಕ್ಕಾಗಿ ಯೋಜನೆ ಅನುಷ್ಠಾನಕ್ಕೆ ಸರ್ಕಾರ ಹಿಂದೇಟು ಹಾಕುತ್ತಿದೆ. ಮಲೆಗಳ ನಡುವೆ ನೆಲೆಸಿರುವ ಮಹದೇಶ್ವರನ ವಾಹನವೇ ಹುಲಿ. ಹೀಗಾಗಿ ಹುಲಿ ಬಗ್ಗೆ ಅಲ್ಲಿನ ಆದಿವಾಸಿಗಳ ಆದಿಯಾಗಿ ಎಲ್ಲರಲ್ಲೂ ಪೂಜ್ಯ ಭಾವವಿದೆ. ಆದರೆ ಕಳ್ಳಬೇಟೆಯನ್ನೇ ಗುರಿಯಾಗಿಸಿಕೊಂಡವರಿಗೆ ಇದರ ಭಯವಿಲ್ಲ. ಹುಲಿ ಹತ್ಯೆ ಆಗಾಗ ನಡೆಯುತ್ತಲೇ ಇದೆ. ಕಳೆದ ವರ್ಷ ಒಂದೇ ಸ್ಥಳದಲ್ಲಿ 5 ಹುಲಿಗಳ ಹತ್ಯೆ ನಡೆದ ಘಟನೆ ಬಳಿಕ ಹುಲಿ ಯೋಜನೆ ಜಾರಿಗೆ ಒತ್ತಾಯ ತೀವ್ರವಾಗಿತ್ತು. ಇದೀಗ ಮತ್ತೆ ಈ ವಿಷಯ ಮುನ್ನೆಲೆಗೆ ಬಂದಿದೆ. ಕೆರೆಗಳಿಗೆ ನೀರು ತುಂಬಿಸಲು ಆಗ್ರಹಿಸಿ ಪ್ರತಿಭಟನೆ ಇಂದು. ಹುಣಸೂರು ಕಾವೇರಿ ಜಲನಯನ ಪ್ರದೇಶವಾದ ಗಾವಡಗೆರೆ ಹೋಬಳಿಯ ಭಾಗದ 30 ಕೆರೆಗಳಿಗೆ ಕೃಷ್ಣರಾಜಸಾಗರ ಬಲದಂಡೆ ನಾಲೆಯ ಮೂಲಕ ನೀರು ತುಂಬಿಸುವ ಆಗ್ರಹಿಸಿ ಗಾವಡಗೆರೆ ದೊಡ್ಡಕೆರೆ ಬಳಿ ಸತ್ಯ ಫೌಂಡೇಶನ್ ನೇತೃತ್ವದಲ್ಲಿ ಪ್ರತಿಭಟನೆ ನಡೆಸಿದ್ದೇವೆ ಎಂದು ಫೌಂಡೇಶನ್ನ ಸತ್ಯಪಾರವರು ತಿಳಿಸಿದ್ದಾರೆ. ಬೆಂಗಳೂರಿನಲ್ಲಿ ಏರೋ ಇಂಡಿಯಾ 16 ಆವೃತ್ತಿ. ನವದೆಹಲಿ ಏಷ್ಯಾದ ಅತಿದೊಡ್ಡ ವೈಮಾನಿಕ ಪ್ರದರ್ಶನ. ವಿಶ್ವದ ಪ್ರಮುಖ ಬಾಹ್ಯಾಕಾಶ ಮತ್ತು ರಕ್ಷಣಾ ಪ್ರದರ್ಶನಗಳಲ್ಲಿ ಒಂದಾದ ಏರೋ ಇಂಡಿಯಾದ 16 ಆವೃತ್ತಿ ಬೆಂಗಳೂರಿನಲ್ಲಿ ನಡೆಯಲಿದೆ ಎಂದು ರಕ್ಷಣಾ ಸಚಿವಾಲಯ ಬುಧವಾರ ತಿಳಿಸಿದೆ. ಜಲಮೂಲ ರಕ್ಷಣೆಗೆ ರಾಷ್ಟ್ರೀಯ ಯೋಜನೆ ರೂಪಿಸಿ ಕಂಡ್ರೆ. ನವದೆಹಲಿ ಗ್ರಾಮೀಣ ಭಾಗಕ್ಕೆ ನೀರು ಪೂರೈಸುವ ಜಲಮೂಲಗಳಾದ ಕೆರೆ, ಸರೋವರ, ನದಿ ನೀರು ತ್ಯಾಜ್ಯ ಸೇರ್ಪಡೆಯಿಂದ ಕಲುಷಿತಗೊಳ್ಳದಂತೆ ಹಾಗೂ ಒತ್ತುವರಿಯಾಗದಂತೆ ಸಂರಕ್ಷಿಸಲು ರಾಷ್ಟ್ರೀಯ ಯೋಜನೆ ರೂಪಿಸಬೇಕು ಎಂದು ಗ್ರಾಮೀಣ ಅಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಸಚಿವ ಈಶ್ವರ್ ಬಿ ಖಂಡ್ರೆರವರು ಒತ್ತಾಯಿಸಿದ್ದಾರೆ. ಮಳೆ ಕೊರತೆ, ತೆಂಗು ಬೆಳೆಗೆ ಕೀಟಬಾಧೆ. ತುಮಕೂರು ಮಳೆ ಕೊರತೆಯಿಂದಾಗಿ ತೆಂಗಿನ ಬೆಳೆಗೆ ಕೀಟ ಮತ್ತು ರೋಗಬಾಧೆ ಹೆಚ್ಚಾಗಿದ್ದು ಕಲ್ಪತರು ನಾಡಿನಲ್ಲಿ ತೆಂಗು ಬೆಳೆಗಾರರು ಕಂಗಾಲಾಗಿದ್ದಾರೆ. ತೋಟಗಾರಿಕೆ ಇಲಾಖೆ ಅಂಕಿಅಂಶದ ಪ್ರಕಾರ ಒಟ್ಟು 66,457 ಹೆಕ್ಟರ್ ಪ್ರದೇಶದ ತೆಂಗಿಗೆ ಕಪ್ಪು ತಲೆ ಹುಳುವಿನ ಬಾಧೆ ಕಾಣಿಸಿಕೊಂಡಿದೆ. 3.40 ಲಕ್ಷ ಹೆಕ್ಟೇರ್ ಪ್ರದೇಶದಲ್ಲಿ ಬಿಳಿ ನೊಣದ ಹಾವಳಿಗೆ ತೆಂಗು ತುತ್ತಾಗಿದೆ. 32 ಲಕ್ಷ ಕೋಟಿ ದಾಟುವ ನಿರೀಕ್ಷೆ. ನವದೆಹಲಿ 2030 ವೇಳೆಗೆ ದೇಶದ ಇ ಕಾಮರ್ಸ್ ಮಾರುಕಟ್ಟೆ ಗಾತ್ರವು 32.73 ಲಕ್ಷ ಕೋಟಿಗೆ ಅಂದರೆ $345 ಬಿಲಿಯನ್ ತಲುಪುವ ನಿರೀಕ್ಷೆ ಇದೆ ಎಂದು ವರದಿಯೊಂದು ತಿಳಿಸಿದೆ. ನೇಪಾಳ ಇನ್ನು ಪತ್ತೆಯಾಗದ 4,216 ಮಂದಿ. ಕಠ್ಮಂಡು ನೇಪಾಳದಲ್ಲಿ ಸಂಭವಿಸಿದ ಭೀಕರ ಪ್ರವಾಹದಿಂದ ಮೃತಪಟ್ಟವರ ಸಂಖ್ಯೆ ಬುಧವಾರ 1,204 ಏರಿಕೆಯಾಗಿದೆ. 1,113 ಮೃತದೇಹಗಳ ಮರಣೋತ್ತರ ಪರೀಕ್ಷೆ ಮತ್ತು ಕಾನೂನಾತ್ಮಕವಾಗಿ ಗುರುತು ಪತ್ತೆ ಮಾಡುವ ಕಾರ್ಯ ಪೂರ್ಣಗೊಂಡಿದೆ. 95 ಮೃತದೇಹಗಳನ್ನು ಕುಟುಂಬಸ್ಥರಿಗೆ ಹಸ್ತಾಂತರಿಸಲಾಗಿದೆ ಎಂದು ಪೊಲೀಸರು ತಿಳಿಸಿದ್ದಾರೆ. ಗುರುತು ಪತ್ತೆಯಾಗದ 911 ಮೃತದೇಹಗಳ ಮಾಹಿತಿಯನ್ನು ನೇಪಾಳ ಪೊಲೀಸ್ ವೆಬ್ಸೈಟ್ನಲ್ಲಿ ಪ್ರಕಟಿಸಲಾಗಿದೆ. ನೀಟ್
ಪಿಜಿ ಮರುಪರೀಕ್ಷೆ ಪ್ರಶ್ನಿಸಿ ಸುಪ್ರೀಂಗೆ ಅರ್ಜಿ.

ದೆಹಲಿ ನೀಟ್ ಪಿಜಿ ಪರೀಕ್ಷೆ ಬರೆಯಲು ಸಾಧ್ಯವಾಗದ 2445 ವಿದ್ಯಾರ್ಥಿಗಳಿಗೆ ಮರುಪರೀಕ್ಷೆ ನಡೆಸುವುದನ್ನು ಪ್ರಶ್ನಿಸಿ ಸುಪ್ರೀಂ ಕೋರ್ಟ್ಗೆ ಅರ್ಜಿ ಸಲ್ಲಿಕೆಯಾಗಿದೆ. ತಮಿಳುನಾಡು ಬರಲಿದೆ ಡಿಜಿಟಲ್ DLRC. ಚೆನ್ನೈ, ತಮಿಳುನಾಡು ಸರ್ಕಾರ ಇದೇ ತಿಂಗಳ 15ರಿಂದ ಡಿಜಿಟಲ್ ಚಾಲನಾ ಪರವಾನಗಿ ಮತ್ತು ವಾಹನ ನೋಂದಣಿ ಪ್ರಮಾಣಪತ್ರ ಸೇವೆಗಳನ್ನು ಜಾರಿಗೆ ತರಲಿದ್ದ. ಮುಖ್ಯಮಂತ್ರಿ ಜೋಸೆಫ್ ಸಿ ವಿಜಯ್ ಅವರು ಬುಧವಾರ ವಿಧಾನಸಭೆಗೆ ಮಾಹಿತಿ ನೀಡಿದ್ದಾರೆ. ವಿಳಂಬ ನಿವಾರಣೆ, ಪ್ರಾದೇಶಿಕ ಸಾರಿಗೆ ಕಚೇರಿಗಳಿಗೆ ಅಲೆದಾಟ ತಪ್ಪಿಸುವುದನ್ನು ಮತ್ತು ಭ್ರಷ್ಟಾಚಾರದ ತಡೆ ಉದ್ದೇಶ ಇದರ ಹಿಂದಿದೆ. ಜನರು ಡಿಜಿಟಲ್ ಸ್ವರೂಪದ DL ಮತ್ತು RC ಪತ್ರಗಳನ್ನು ಪೋರ್ಟಲ್ಗಳಲ್ಲಿ ಡೌನ್ಲೋಡ್ ಮಾಡಿಕೊಳ್ಳಬಹುದಾಗಿದೆ. ದಕ್ಷಿಣ ವಲಯಕ್ಕೆ ಜಯದ ತಿಲಕ. ಬೆಂಗಳೂರು ಬ್ಯಾಟಿಂಗ್ ಮತ್ತು ನಾಯಕತ್ವ ಎರಡರಲ್ಲೂ ಸೈ ಎನಿಸಿಕೊಂಡ ತಿಲಕ್ ವರ್ಮಾ ದಕ್ಷಿಣ ವಲಯ ತಂಡವು ದುಲೀಪ್ ಟ್ರೋಫಿ ಫೈನಲ್ ಪ್ರವೇಶಿಸಲು ಕಾರಣರಾದರು. ಭಾರತ ಕ್ರಿಕೆಟ್ ನಿಯಂತ್ರಣ ಮಂಡಳಿಯು ಶ್ರೇಷ್ಠತಾ ಕೇಂದ್ರದಲ್ಲಿ ಬುಧವಾರ ಮುಕ್ತಾಯವಾದ ಸೆಮಿಫೈನಲ್ನಲ್ಲಿ ದಕ್ಷಿಣ ವಲಯವು 7 ವಿಕೆಟ್ಗಳಿಂದ ಉತ್ತರ ವಲಯದ ವಿರುದ್ಧ ಜಯಿಸಿತು. ಇದರೊಂದಿಗೆ ಇದೇ 6ರಂದು ಚೆನ್ನೈನಲ್ಲಿ ನಡೆಯಲಿರುವ ಫೈನಲ್ನಲ್ಲಿ ಪೂರ್ವ ವಲಯ ತಂಡವನ್ನು ಎದುರಿಸಲು ರಹದಾರಿ ಪಡೆಯಿತು. ದಕ್ಷಿಣ ವಲಯ ತಂಡವು ಹೋದ ವರ್ಷ ರನ್ನರ್ ಅಪ್ ಆಗಿತ್ತು. ಬ್ಯಾಟಿಂಗ್ ಸುಧಾರಣೆಯತ್ತ ಕೌರ್ ಪಡೆ ಚಿತ್ತ. ದುಬೈ 7 ಸಲ ಏಷ್ಯಾ ಕಪ್ ವಿಜೇತೆ ಭಾರತ ಮಹಿಳೆಯರ ಬಳಗವು ಗುರುವಾರ ನಡೆಯಲಿರುವ T20 ಏಷ್ಯಾ ಕಪ್ ಪಂದ್ಯದಲ್ಲಿ ಉದ್ಯೋನ್ಮುಖ ತಂಡ ಹಾಂಗ್ಕಾಂಗ್ ಎದುರು ಕಣಕ್ಕಿಳಿಯಲಿದೆ. ಭಾರತ ತಂಡವು ಏಕದಿನ ಮಾದರಿಯಲ್ಲಿ 4 ಮತ್ತು T20 ಮಾದರಿಯಲ್ಲಿ 3 ಸಲ ಏಷ್ಯಾ ಕಪ್ ಜಯಿಸಿದೆ. ಈ ಟೂರ್ನಿಯಾದಲ್ಲಿಯೂ ಪ್ರಶಸ್ತಿ ಗೆಲ್ಲುವ ನೆಚ್ಚಿನ ತಂಡವಾಗಿದೆ. ಮಹಿಳಾ ಚಾಂಪಿಯನ್ ಟ್ರೋಫಿ ಕ್ರಿಕೆಟ್ ಭಾರತಕ್ಕೆ ಸ್ಥಳಾಂತರ. ಲಂಡನ್ ಶ್ರೀಲಂಕಾದಲ್ಲಿ ನಡೆಯಬೇಕಿದ್ದ ಚೊಚ್ಚಲ ಮಹಿಳಾ ಚಾಂಪಿಯನ್ಶಿಪ್ ಟ್ರೋಫಿ ಕ್ರಿಕೆಟ್ ಟೂರ್ನಿಯವನ್ನು ಅಂತಾರಾಷ್ಟ್ರೀಯ ಕ್ರಿಕೆಟ್ ಸಮಿತಿಯು ಬುಧವಾರ ಭಾರತಕ್ಕೆ ವಹಿಸಿದೆ. 6 ತಂಡಗಳು ಭಾಗವಹಿಸಲಿರುವ ಈ ಟೂರ್ನಿಯು ಮುಂದಿನ ವರ್ಷದ February 14 and 28 ಮುಂಬೈ ಮತ್ತು ವಡೋದರಾದಲ್ಲಿ ನಡೆಯಲಿದೆ. KACE ಇವೆಲಿನ್ ಮೇಲುಗೈ. ಬೆಂಗಳೂರು ಎಡಗೈ ಸ್ಪಿನ್ನರ್ ಮಾಧವ್ ಬಾಜವ್ ಬೌಲಿಂಗ್ನಲ್ಲೂ ಗಮನ ಸೆಳೆದು 55 ರನ್ನಿಗೆ 4 ವಿಕೆಟ್ ಪಡೆದರು. ಇದರಿಂದಾಗಿ KACE ಇವೆಲಿನ್ ತಂಡ ಕ್ಯಾಪ್ಟನ್ ತಿಮ್ಮಪ್ಪಯ್ಯ ಸ್ಮಾರಕ ಕ್ರಿಕೆಟ್ ಟೂರ್ನಿಯ 2ನೇ ದಿನವಾದ ಬುಧವಾರ ಮಹಾರಾಷ್ಟ್ರ ತಂಡವನ್ನು 216 ರನ್ಗಳಿಗೆ ಉರುಳಿಸಿತು. ಈ ಮೂಲಕ 145 ರನ್ಗಳನ್ನು ಮೊದಲ ಇನ್ನಿಂಗ್ಸ್ನಲ್ಲಿ ಮುನ್ನಡೆ ಪಡೆಯಿತು. ಅರಸಾಹಸಪಟ್ಟ ಜ್ವರೆ. ನ್ಯೂಯಾರ್ಕ್ ಆಗ್ರ ಶ್ರೇಯಾಂಕದ ಅಲೆಕ್ಸಾಂಡರ್ ಜ್ವೆರೆವ್ ರವರು ಇಟಲಿಯ ಲಾರೋನ್ ಸೋನೆಗೂ ಇವರ ಎದುರು ಗೆಲ್ಲಲು ಅರಸಾಹಸ ಪಡಬೇಕಾಯಿತು. ಆದರೆ ಮಹಿಳೆಯರ ವಿಭಾಗದಲ್ಲಿ ಎಲೆನಾ ರಿಬಾಕಿನಾ ಮತ್ತು ಕೋಕೋ ಗಾಫ್ ರವರಿಗೆ 2ನೇ ಸುತ್ತನ್ನು ತಲುಪಲು ಅಂತ ಕಷ್ಟವೇನೂ ಆಗಲಿಲ್ಲ. ಯುವ ಅಥ್ಲೆಟಿಕ್ಸ್ ನಾರ್ಗಿನ್ ಕೀರ್ತಿಗೆ ಚಿನ್ನ. ಬೆಂಗಳೂರು ಕರ್ನಾಟಕದ ನಾಗಿನಿ ಮತ್ತು GM ಕೀರ್ತಿ ರವರು ಲುಧಿಯಾನದಲ್ಲಿ ನಡೆಯುತ್ತಿರುವ ರಾಷ್ಟ್ರೀಯ ಯುವ ಅಥ್ಲೆಟಿಕ್ಸ್ ಚಾಂಪಿಯನ್ಶಿಪ್ನ 2ನೇ ದಿನವಾದ ಬುಧವಾರ ಕ್ರಮವಾಗಿ 1000 ಮೀಟರ್ ಓಟ ಮತ್ತು ಹೈಜಂಪ್ನಲ್ಲಿ ಚಿನ್ನ ಗೆದ್ದುಕೊಂಡರು. ರ್ಯಾಂಕಿಂಗ್ 3ನೇ ಸ್ಥಾನಕ್ಕಿಳಿದ ಬೂಮ್ರಾ. ದುಬೈ ನಾಯಕ ಶುಭನ್ಮನ್ ಗಿಲ್ ಮತ್ತು ವೇಗದ ಬೌಲರ್ ಜಸ್ಪ್ರೀತ್ ಬೂಮ್ರಾರವರು ಬುಧವಾರ ಪ್ರಕಟವಾದ ICC ಟೆಸ್ಟ್ ರ್ಯಾಂಕಿಂಗ್ನಲ್ಲಿ ಕ್ರಮವಾಗಿ 2 ಮತ್ತು 1 ಸ್ಥಾನವನ್ನು ಹಿನ್ನಡೆ ಕಂಡಿದ್ದಾರೆ. ಕರ್ನಾಟಕದ ಬ್ಯಾಟರ್ ದೇವದತ್ ಪಡಿಕಲ್ 5 ಸ್ಥಾನ ಪಡೆದುಕೊಂಡು 54ನೇ ಸ್ಥಾನಕ್ಕೇರಿದ್ದಾರೆ. ಗಿಲ್ ಬ್ಯಾಟರ್ಗಳ ಪಟ್ಟಿಯಲ್ಲಿ 9ನೇ ಸ್ಥಾನಕ್ಕಿಳಿದಿದ್ದಾರೆ. ಬೌಲರ್ಗಳ ಪಟ್ಟಿಯಲ್ಲಿ ಬೂಮ್ರಾ 2ನೇ ಸ್ಥಾನ ಕಳೆದುಕೊಂಡು 3ನೇ ಸ್ಥಾನಕ್ಕಿಳಿದಿದ್ದಾರೆ. ಆಸ್ಟ್ರೇಲಿಯಾದ ಮಿಚೆಲ್ ಸ್ಮಾರ್ಕ್ ಮತ್ತು ನ್ಯೂಜಿಲೆಂಡ್ನ ಮ್ಯಾಟ್ರಿ ಹೆನ್ರಿ ಮೊದಲೆರಡು ಸ್ಥಾನಗಳನ್ನು ಗಳಿಸಿದ್ದಾರೆ. ವಿಜಯಪುರ ರೋಡ್ ಸೈಕ್ಲಿಂಗ್ 5ರಿಂದ ವಿಜಯಪುರ ರಾಜ್ಯ ಮಟ್ಟದ ಅಸ್ಮಿತಾ ಮಹಿಳೆಯರ ರೋಡ್ ಸೈಕ್ಲಿಂಗ್ ಚಾಂಪಿಯನ್ಶಿಪ್ ಶನಿವಾರ ಮತ್ತು ಭಾನುವಾರ September 5 and 6 ನಗರದ ಹೊರಹೊಲಯದ ಸೊಲ್ಲಾಪುರ ರಾಷ್ಟ್ರೀಯ ಹೆದ್ದಾರಿಯಲ್ಲಿ ನಡೆಯಲಿದೆ. ಟೆನ್ನಿಸ್ ಸೋಲಿನಿಂದ ಪಾರಾದ ತೇಜಸ್. ಬೆಂಗಳೂರು ಆಗ್ರ ಶ್ರೇಯಾಂಕದ ಆಟಗಾರ ತೇಜಸ್ ರವಿರವರು ಬುಧವಾರ ಸೋಲಿನ ಅಪಾಯದಿಂದ ಪಾರಾದರು. 16ನೇ ಘಟ್ಟದ ಪಂದ್ಯದಲ್ಲಿ 7 ಬೀಳುಗಳನ್ನು ಎದುರಿಸಿದ ಅವರು ಅಂತಿಮವಾಗಿ 6-3, 5-7, 6-1 ಅಮೃತ್ ಧನ್ಕರ್ ವಿರುದ್ಧ ಗೆಲುವು ಸಾಧಿಸಿದರು. ಅದರೊಂದಿಗೆ ವಿಶ್ವ ಟೆನ್ನಿಸ್ ಟೂರ್ ಜೂನಿಯರ್ J30 ಬೆಂಗಳೂರು ಟೂರ್ನಿಯ ಬಾಲಕರ ಸಿಂಗಲ್ಸ್ನಲ್ಲಿ ಕ್ವಾರ್ಟರ್ ಫೈನಲ್ಗೆ ಮುನ್ನಡೆದರು. ಇವತ್ತಿನ ಶುಭಾಷಿತ. ಸಹಜೀವನವನ್ನು ಹೀನಾಯವಾಗಿ ಕಾಣುವವರು ಇಂದಿಗೂ ಶ್ರೇಷ್ಠತೆಯನ್ನು ಪಡೆಯಲಾರರು. ರವೀಂದ್ರನಾಥ್ ಟ್ಯಾಗೂರ್ ರವರು.

ಬ್ರಷ್ 43 ರೂಪಾಯಿ, ಪೆನ್ಸಿಲ್ ಬೀನಿಸ್ 38 ರೂಪಾಯಿ, ಮೆಣಸಿನಕಾಯಿ 18 ರೂಪಾಯಿ, ಸೌತೆಕಾಯಿ 22 ರೂಪಾಯಿ, ಎಂಸಿ 10 ರೂಪಾಯಿ, ಸುನಾಮಿ 7 ರೂಪಾಯಿ, ಎಳವನ 5 ರೂಪಾಯಿ, ಗುಂಡು ಬದನೆಕಾಯಿ 7 ರೂಪಾಯಿ, ಕುಂಬಳಕಾಯಿ 4 ರೂಪಾಯಿ, ಹೀರೆಕಾಯಿ 20 ರೂಪಾಯಿ, ಪಡವಲಕಾಯಿ 13 ರೂಪಾಯಿ, ತೊಂಡೆಕಾಯಿ 15 ರೂಪಾಯಿ, ಹಾಗಲಕಾಯಿ 33 ರೂಪಾಯಿ, ಕಾಲಿಫ್ಲವರ್ 28 ರೂಪಾಯಿ, ಪೈರ್ 53 ರೂಪಾಯಿ, ದಪ್ಪ ಮೆಣಸಿನಕಾಯಿ 28 ರೂಪಾಯಿ, ಸೋರೆಕಾಯಿ 12 ರೂಪಾಯಿ, ಬದನೆಕಾಯಿ 12 ರೂಪಾಯಿ, ಬದನೆಕಾಯಿ 12 ರೂಪಾಯಿ, ಕೋಸು 9 ರೂಪಾಯಿ, ಸೀಮೆ ಬದನೆಕಾಯಿ 22 ರೂಪಾಯಿ, ಬೆಂಡೆಕಾಯಿ 13 ರೂಪಾಯಿ, ಟೊಮೊಟೊ 17 ರೂಪಾಯಿ.

ಎಲ್ಲಾ ಕೃಷಿ ಉತ್ಪನ್ನ ಹಾಗೂ ತರಕಾರಿ ಮಾರುಕಟ್ಟೆ ಬೆಲೆಯನ್ನ ಇಲ್ಲಿಗೆ ಬೆಳೆ ಬೆಲೆ ಕಾರ್ಯಕ್ರಮವನ್ನ ಮುಕ್ತಾಯ ಮಾಡೋಣ. ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ಬೆಳೆ ಬೆಲೆ ಕಾರ್ಯಕ್ರಮದಲ್ಲಿ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೂ ಕೇಳ್ತಾ ಇರಿ ಜನಧ್ವನಿ. ಇದು ನಿಮ್ಮ ಧ್ವನಿ, ನಿಮ್ಮ ಊರಿನ ಧ್ವನಿ, ಜನಧ್ವನಿ. ನಮಸ್ಕಾರ.

0: ಮಗುವಿಗೆ ಮೊದಲ 6 ತಿಂಗಳ ಸಮಯದಲ್ಲಿ ಎದೆಹಾಲಿನ ಹೊರತು ಹನಿ ನೀರು ಅಥವಾ ಇನ್ಯಾವುದೇ ಆಹಾರದ ಅಗತ್ಯವಿರುವುದಿಲ್ಲ.
1: 6 ತಿಂಗಳ ನಂತರ ಎದೆ ಹಾಲಿನ ಜೊತೆಗೆ ಪೂರಕ ಆಹಾರ ಒದಗಿಸಬೇಕು.
2: ಪ್ರಿಯ ಶ್ರೋತೃಗಳೇ, ಇನ್ನು ಮುಂದೆ ನಮ್ಮ ನಿಲಯದಿಂದ ದಿವ್ಯಾಂಗ ದೀಪ್ತಿ ಬೆನ್ನುಹುರಿ ಅಪಘಾತ ವ್ಯಕ್ತಿಯ ಯಶೋಗಾಥೆ ಕುರಿತು ಇಚ್ಚಡಿಕೋಟೆ ತಾಲೂಕಿನ ಗಂಡತ್ತೂರು ಗ್ರಾಮದ ಶ್ರೀಮತಿ ಸರಸ್ವತಿ ರವರ ಜೊತೆಗಿನ ಸಂದರ್ಶನ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಬನ್ನಿ ಕೇಳಿ ಬರೋಣ.
3: ವಿಶೇಷ ಚೇತನರ ಕೌಟುಂಬಿಕ ಜೀವನದ ಅನುಭವ,
4: ಶಿಕ್ಷಣ, ಉದ್ಯೋಗ, ಸ್ವಾವಲಂಬನೆ, ಸಾಧನೆ ವಿಚಾರ ವಿನಿಮಯ,
3: ಸಮುದಾಯ ಮತ್ತು ಸರ್ಕಾರದಲ್ಲಿರುವ ಪುನರ್ವಸತಿ ಅವಕಾಶಗಳನ್ನು ಬಳಸಿಕೊಂಡು
4: ಸಾಮರಸ್ಯ ಸಹಬಾಳ್ವೆಯೊಂದಿಗೆ ಬದುಕನ್ನು ಹಸನಾಗಿಸಿಕೊಂಡು
3: ಇತರರಿಗೆ ದಾರಿದೀಪವಾಗುವ ಕಾರ್ಯಕ್ರಮವೇ
4: ದಿವ್ಯಾಂಗ ದೀಪ್ತಿ.
5: ಪ್ರೀತಿಯ ಚಿನ್ನಧ್ವನಿ ಕೇಳುಗರಿಗೆ ನಮಸ್ಕಾರ. ನಾನು ನಿಮ್ಮ ಬಾನುಲಿ ಗೆಳತಿ ಸ್ಫೂರ್ತಿ ಸರಗೂರು. ಕೇಳುಗರೆ, ದಿವ್ಯಾಂಗ ದೀಪ್ತಿ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ಕೇಳುಗರೆ, ದಿವ್ಯಾಂಗ ದೀಪ್ತಿ ಭರವಸೆಯ ಬೆಳಕು. ಕೇಳುಗರೆ, ಇವತ್ತಿನ ನಮ್ಮ ದಿವ್ಯಾಂಗ ದೀಪ್ತಿ ಕಾರ್ಯಕ್ರಮದಲ್ಲಿ ವಿಶೇಷವಾಗಿ ಬೆನ್ನುಹುರಿ ಅಪಘಾತದ ಕುರಿತು ನಮ್ಮ ಜೊತೆ ಮಾತನಾಡಲಿದ್ದಾರೆ. ಬೆನ್ನುಹುರಿ ಅಪಘಾತದ ಸಮಸ್ಯೆಯನ್ನು ಹೊಂದಿರುವಂತಹ ಶ್ರೀಮತಿ ಸರಸೂರವರು. ಇವರು ಮೂಲತಃ ಎಚ್ಡಿಕೋಟೆ ತಾಲೂಕಿನ ಗಂಡತ್ತೂರು ಕಾಡಂಚಿನ ಗ್ರಾಮದಲ್ಲಿ ವಾಸವಾಗಿರುವಂತಹ ಸರಸೂರವರು. ಸುಮಾರು 2018 ಅವರು ಈ ಸಮಸ್ಯೆಗೆ ಒಳಗಾಗಿದ್ದು, ಬನ್ನಿ ಈ ಕುರಿತು ಅವರಿಂದಲೂ ಒಂದಷ್ಟು ಮಾಹಿತಿಯನ್ನು ತಿಳಿಯೋಣ, ಹಾಗೆ ಅವರ ಸಮಸ್ಯೆ ಬಗ್ಗೆ ಇನ್ನಷ್ಟು ವಿಚಾರಗಳನ್ನ ತಿಳಿದು ಬರೋಣ. ಮೇಡಮ್, ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ನಮಸ್ಕಾರ.
6: ನಮಸ್ತೆ ಮೇಡಮ್.
5: ಖುಷಿಯಾಯಿತು ಮೇಡಮ್ ನಿಮ್ಮ ಒಂದು ಜೀವನ ಶೈಲಿಯನ್ನು ನೋಡಿ. ಮೊದಲಿಗೆ ನಮ್ಮ ಚಿನ್ನತ್ವನಿ ಕೇಳುವರಿಗೆ ನಿಮ್ದೊಂದು ಕಿರುಪರಿಚಯವನ್ನು ಮಾಡಿಕೊಡಿ. ಎಲ್ಲಿಯವರು, ಯಾವೂರು?
6: ಮದುವೆ ಆಗಿದ್ದು ಒಡಕನಮಳ. ಈಗ ಆವಾಗೆಲ್ಲ ಚೆನ್ನಾಗಿದ್ದೆ. 2003 ಮದುವೆ ಆಯಿತು. 2018 ಒಂದು ಕತ್ತು ನೋವು ಬಂತು ಬೆನ್ನುವರಿ. ಆವಾಗ ಆಪ್ಷನ್ ಆಗಿ ಸ್ಪೈನಲ್ ಕಾರ್ಡ್ ಇಂಜುರಿ ಅಂತೇಳಿ ಆಪ್ಷನ್ ಮಾಡಿ ನಡೆಯೋಕೆಲ್ಲ ತಗೊಂಡು ಮೂರುವರೆ ತಿಂಗಳು ಬಿಟ್ಟರು ಅಷ್ಟಲ್ಲಿ. ಏನೂ ಆಡ್ತಿದ್ದಿಲ್ಲ. ಆಪ್ಷನ್ ಆದಮೇಲೆ ಒಂದು ಬೆಳ್ಳು ಕೂಡಿ ಅಳ್ಳಾಡ್ತಿದ್ದಿಲ್ಲ. ಏನಿಲ್ಲ, ಕೈ ಕಾಲು ಏನು ಮಾಡ್ತಿದ್ದಿಲ್ಲ. ಏನು ನನಗೆ ಸರಿಯಲ್ಲ, ಏನು ನನ್ನ ಕೈ ಕಾಲೆಲ್ಲ ಎಲ್ಲ ಐತೆ ಅನ್ನೋದೇ ನನಗೆ ಗೊತ್ತಿರ್ತಿಲ್ಲ. ಅದು ನ್ಯಾಪ್ಕಸ್ ಆಗ್ತಿತ್ತು, ಅವ್ರ ಎತ್ತ ಕೈತಿತ್ತಿಲ್ಲ. ಒಬ್ಬ ಬಂದು ನನಗೆ ಮೈ ಟಚ್ ಏನಾದ್ರು ನನ್ನ ಕೈ ಟಚ್ ಮಾಡಿದ್ರು ನನಗೆ ಗೊತ್ತಾಗ್ತಿತ್ತು, ಆದರೆ ನನ್ನ ಕೈಯಿಂದ ಎತ್ತ ಕೈತಿತ್ತಿಲ್ಲ. 3 ತಿಂಗಳು ಅಲ್ಲಿ ಇರ್ಬೇಕಾದ್ರೆ ಆವಾಗ ಡಾಕ್ಟ್ರಿಗೆ ಹೇಳ್ಬೇಕಾದ್ರೆ ಸರಿ ಯಾಕೆ ಹಿಂಗಾಯ್ತು ಅಂತ ಕೇಳ್ಬೇಕಾರೆ ಆವಾಗ ಹೇಳಿದ್ರು ಇಲ್ಲ ನರ್ಕ ನೀರು ಸೇರಿಬಿಟ್ಟಿದೆ ಅದಕ್ಕೆ ಹಿಂಗಾಯ್ತು ಅಂತ. ಆಪ್ಷನ್ ಆಗೋಕ್ಕಿಂತ ಮುಂಚೆ ಈ ಕತ್ತು ನೋವು ಮಾತ್ರ ಬರ್ತಿತ್ತು. ಈ ಕತ್ತು ನೋವು ಬಂದು ಕೈ ಉರಿ ಬಂತು ಹಾಸ್ಪಿಟ್ಲಿಗೆ ಹೋಗ್ಬೇಕಾದ್ರೆ. ಕೈ ಉರಿ ಮಾತ್ರ ಬಂದ ತಕ್ಷಣ ಹಾಸ್ಪಿಟ್ಲಿಗೆ ಹೋದು. ಆವಾಗ ಅವರು ನೋಡ್ಬಿಟ್ಟು ಹೇಳಿದ್ರು MRI ಸ್ಕ್ಯಾನಿಂಗ್ ಮಾಡಬೇಕು ಅಂತ. MRI ಸ್ಕ್ಯಾನಿಂಗ್ ಮಾಡಿದಾಗ ಅವ್ರು ಹೇಳಿದ್ರು ಇಲ್ಲ ನರದ ಮೇಲೆ ನರ ಕುಂತ್ಬಿಟ್ಟಿದೆ ಒಂಚೂರು, ಅದಕ್ಕೆ ಒಂದು ಚಿಕ್ಕದಾಗಿ ಒಂದು ಆಪ್ಷನ್ ಮಾಡಬೇಕು ಇದು ಅಂತ ಹೇಳಿದ್ರು. ಅಲ್ಲೇ ಅಡ್ಮಿಟ್ ಮಾಡಿಕೊಂಡ್ರು. 8 ದಿವಸ ಅಲ್ಲೇ ಅಡ್ಮಿಂಟ್ ಆಗಿದ್ದು. ಅಡ್ಮಿಂಟ್ ಆಗಿ 5 ದಿವಸಕ್ಕೇನು ನನಗೆ ಕತ್ತನೋವನ್ನು ನಾರ್ಮಲ್ ಹಂಗೆ ಚೆನ್ನಾಗಿ ಆಗಿತ್ತು. ಆವಾಗ ನಾನು ಡಾಕ್ಟ್ರಿಗೆ ಕೇಳಿದೆ, ಸರ್ ಇವಾಗ ನಾರ್ಮಲ್ ಆಗಿದ್ದೀನಿ, ಚೆನ್ನಾಗಿದ್ದೀನಿ, ನೋಡಲಿ ಕೈ ಉರಿ ಕತ್ತನೋವೆಲ್ಲ ಕಡಿಮೆ ಆಗಿದೆ ಅಂತ. ಇಲ್ಲಮ್ಮ, ಒಂದು ಚಿಕ್ಕ ಆಪ್ಷನ್ ಅಷ್ಟೇ, ನಿನಗೆ ಚಿಕ್ಕ ಆಪ್ಷನು, ಅದು ಆದಮೇಲೆ ನೀನು ಚೆನ್ನಾಗಿ ಇನ್ನೂ ಚೆನ್ನಾಗಿ ಆಗಬೇಕು ಅಂತ ಮಾಡ್ತಾರೆ ನಾವು, ಚಿಕ್ಕದಾಗಿ ಮಾಡೋದಷ್ಟೇ ಅಂತ ಹೇಳಿದ್ರು. ನಾವು ಅದನ್ನು

0: ಕರ್ಕೊಂಡು ಅವ್ರನ್ನ ಆಪ್ಷನ್ ಆದಮೇಲೆ ಆಪ್ಷನಿಂದ ಹೊರಗಡೆನೆ ನನಗೆ ಕಳಿಸ್ನಿಲ್ಲ. ಆಪ್ಷನ್ ಆದಮೇಲೆ ನನಗೆ ಕೈ ಕಾಲು ಏನೂ ಎತ್ತಕ್ಕಾಗಲಿಲ್ಲ. ಆವಾಗ ಆವಾಗ ನನಗೆ ಸೀರಿಯಸ್ ಆಗಿ ಮೂರುವರೆ ತಿಂಗಳು ಜೆಎಸ್ಎಸ್ಸಲ್ಲೇ ಇದ್ದು, ಒಂದೂವರೆ ತಿಂಗಳು ಹಾಸ್ಪಿಟ್ಲು, ಎರಡು ತಿಂಗಳು ಫಿಜಿಯೋಥೆರಪಿ ಅಲ್ಲೇ ಜೆಎಸ್ಎಸ್ಸಲ್ಲೇ ಮಾಡಿಸಿ ಮೂರುವರೆ ತಿಂಗಳಿಗೆ ಆವಾಗ ಒಂಚೂರು ಬೆಳ್ಳಾಡ್ತು. ಹಂಗೆ ಕೈ ಕಾಲು ಬೆಳ್ಳಾಡಿ ಅಲ್ಲಾಡಿ ಇವಾಗ ಇಷ್ಟು ಬದುಕೊಂತಿದ್ದೀನಿ.
1: ಅಂದರೆ ನಿಮಗೆ ಒಂದು ಮಧ್ಯಂತರ ಪರಿಸ್ಥಿತಿಯಲ್ಲಿ ಈ ಸಮಸ್ಯೆ ಎದುರಾಗಿ ಆ ನಂತರ ಚಿಕಿತ್ಸೆ ಎಲ್ಲ ತೆಗೆದುಕೊಂಡು ಈಗ ಒಂದು ಹಂತಕ್ಕೆ ಬಂದಿದ್ದೀರಿ ಅಂತ ಹೇಳಿದ್ರು. ಮನೇಲಿ ಯಾರೇ ಇದ್ದೀರಿ ಮೇಡಮ್ ನೀವು?
0: ಫ್ಯಾಮಿಲಿ ನಾವು ಮೂರು ಜನ, ನಾನು ಮಗಳು ತಮ್ಮಿಂದರು ಅಪ್ಪ ಅಮ್ಮ ಇಷ್ಟು ಜನ ಇದ್ದು. ಮದುವೆ ಮಾಡಿಕೊಟ್ಟ ಮೇಲೆ ಅಲ್ಲಿ ನನಗೆ ಮೂರು ಮಕ್ಕಳು, ಗಂಡ ಹೆಂಡತಿ ಅತ್ತೆ ಮಾವ ಇಷ್ಟು ಜನ ಇದ್ದು.
1: ನಿಮ್ಮ ಅಪ್ಪನ ಮನೇಲೇ ಇದ್ದೀರಿ? ಈ ಸಮಸ್ಯೆ ಯಾವ ಕಾರಣಕ್ಕೆ ಬಂತು ಮೇಡಮ್?
0: ಗೊತ್ತಾಯ್ತು ಇಲ್ಲ ಮೇಡಮ್, ಕತ್ತು ನೋವು ಮಾತ್ರ ಬಂದಿದ್ದು, ಕತ್ತು ನೋವು ಮಾತ್ರ ಬಂದಿದ್ದು. ಕತ್ತು ನೋವು ಬಂದು ಅವ್ರು ಹೇಳಿದ್ರು ನರದ ಮೇಲೆ ನರ ಕುಂತದೆ, ಅದೇನು ಜಾಸ್ತಿ ಕಾಲ ಏನೋ ನನಗೆ ನೋವು ಬಂದಿದ್ದಿಲ್ಲ, ಬರೀ ಒಂದೇ ತಿಂಗಳು ನೋವು. ಆವಾಗ ತೋರಿಸ್ಕೊಂಡು ಬರ್ತಾ ಇದ್ದು, ಆವತ್ತು ತೋರ್ಸಕ್ಕೆ ಹೋಗ್ಬೇಕಾದ್ರೆ ಜಾಸ್ತಿ ಸಡನ್ ಏನಾಯಿತು ಅಂದರೆ ಕೈ ಸ್ವಲ್ಪ ಉರಿ ಜಾಸ್ತಿ ಬಂತು. ಕೈ ಉರಿ ಬಂದಾಗ ಎಚ್ ಡಿ ಕೋಟೆ ಹಾಸ್ಪಿಟ್ಲಲ್ಲಿ ಹೋಗಿ ತೋರ್ಸಕ್ಕೆ ಹೋದ. ಆವಾಗ ಅವ್ರು ಏನಂದ್ರೆ ಸ್ಕ್ಯಾನಿಂಗ್ ಮಾಡಬೇಕು, ಸ್ಕ್ಯಾನಿಂಗ್ ಮಾಡ್ದಕ್ಕೆ ಏನೂ ಕೊಡೋಕ್ಕಾಗಲ್ಲ ಅಂತ ಹೇಳಿದ್ರು. ಆವಾಗ ನಾವೇನು ಮಾಡಿದ್ವಿ, ಮೈಸೂರಿಗೆ ಹೋದ್ವು. ಮೈಸೂರಿಗೆ ಹೋಗ್ತಾ ಸ್ವಲ್ಪ ಜಾಸ್ತಿ ಆಯಿತು ನೋವು ಉರಿ ಎಲ್ಲ, ಕೈಯೆಲ್ಲ ಜುಮ್ಗರ್ದಾಗ ಹಂಗದು ಎಲ್ಲ. ಆಮೇಲೆ ಜೆಎಸ್ಎಸ್ಗೆ ಹೋದಾಗ ಜೆಎಸ್ಎಸ್ದಲ್ಲಿ ಎಲ್ಲ MRI ಸ್ಕ್ಯಾನಿಂಗ್ ಎಲ್ಲ ಮಾಡಿಬಿಟ್ಟು ಹೇಳಿದ್ರು ಅದು ನರದ ಮೇಲೆ ನರ ಕೊಂಡ್ಬಿಟ್ಟದೆ, ಅದಕ್ಕೆ ಒಂದು ಚಿಕ್ಕದಾಗಿ ಒಂದು ಆಪ್ರೇಷನ್ ಮಾಡಬೇಕು ಅಂತ. ಆಪ್ರೇಷನ್ ಆದಮೇಲೆ ನನ್ನ ಜೀವನ ಶೈಲಿನೇ ಹಾಳಾಯಿತು. ಆಪ್ರೇಷನ್ ಮಾಡಿ ನನ್ನ ಜೀವನ ಶೈಲಿ ಹಾಳಾಗಿತ್ತು. ಆಪ್ರೇಷನ್ ಆಗದೆ ಮುಂಚೆ ಚೆನ್ನಾಗೇ ಇದ್ದೆ, ಇವಾಗ ಆಪ್ರೇಷನ್ ಆದಮೇಲೆ ನನ್ನ ಜೀವನ ಶೈಲಿ, ನಮ್ಮ ಮನೆ, ನಮ್ಮ ಮಕ್ಕಳು, ಜೀವನ ಪೂರ್ತಿ ನನ್ನ ಕಣ್ಣೀರು ಅವಳಿಗೆ ಕೈ ತೊಳೆದಂಗೆ ಆಯಿತು. ಇವಾಗ ಜೀವನ ಪೂರ್ತಿ
1: ಮೊದ್ಲು ಯಾವ ಥರ ಇತ್ತು ನಿಮ್ಮ ಜೀವನ?
0: ಮೊದಲು ಚೆನ್ನಾಗಿತ್ತು, ನಮ್ಮ ಜೀವನ ಚೆನ್ನಾಗಿತ್ತು. ಅಲ್ಲಿದ್ದಾಗ ಚೆನ್ನಾಗಿತ್ತು, ದೇವರು ಎಲ್ಲ ಕೊಟ್ಟು ಒಂದು ಕಿತ್ಕೊಂಡ್ಬಿಡ್ದಾನೆ ಅಂತ ಹೇಳ್ತಾರಲ್ಲ, ಹಂಗೆ ಎಲ್ಲ ಚೆನ್ನಾಗಿತ್ತು ನಮ್ಮ ಜೀವನ. ನಮ್ಮ ಜೀವನದಲ್ಲಿ ಏನು ತೊಂದರೆ ಏನಿರ್ತಿದ್ದಿಲ್ಲ. ಗಂಡ, ಮಕ್ಕಳು, ಅತ್ತೆ, ಮಾವ, ನಾವು, ನಮ್ಮದೊಂದು ಕುಟುಂಬ ಇದ್ದಾಗೆ ನಾವು ಹಿಂಗೆ ಚೆನ್ನಾಗೇ ಇದ್ದು. ಆದರೆ ಇದೊಂದು ಆಪ್ಷನ್ ಮಾಡಿ ಈ ಥರ ಆಗದಾಗಿದ್ರೆ ಇನ್ನೂ ನಾವು ಸಮಸ್ಯೆ ಇದ್ದೇ ಕಂಡು ನಾವು ಚೆನ್ನಾಗೇ ಇರೋ. ಆದರೆ ಈ ಆಪ್ಷನ್ ಒಂದು ಆಗಿ ನನ್ನ ಜೀವನನೇ ಇವಾಗ ಸ್ಪೈನಲ್ ಕಾರ್ಡ್ ಇಂಜುರಿ ಆಗಿ ಹಂಗೆ ಕುಂತಿದ್ದೀನಿ.
1: ಎಷ್ಟು ವಯಸ್ಸು ಕಾಯ್ತು ಇದು?
0: ಆವಾಗ 31 ಆಗಿತ್ತು ಅಷ್ಟೆ.
1: ಈಗ ಎಷ್ಟು ವರ್ಷ ಆಗಿದೆ?
0: ಇವಾಗ 39 ಆಯಿತು.
1: ಈಗ 7 ವರ್ಷದಲ್ಲಿ ಈ ಬದುಕು ಈ ಯಾವ ಥರ ನಿಮ್ಮನ್ನು ನೀವು ಸಾಗಿಸ್ಕೊಂತ ಬಂದ್ರಿ?
0: ಅಯ್ಯೋ ಏನಂತ ಹೇಳಕ್ಕೆ ಮೇಡಮ್, ಕಣ್ಣೀರಲ್ಲಿ ಕೈ ತೋಲ್ದಂಗೆ ನಮ್ಮ ಜೀವನ. ಏನೇ ಹಾಲು ಆಡ್ತಿತ್ತಿಲ್ಲ, ಒಂದು ಬೆಳ್ಳಲ್ಲಿ ಆಡ್ತಿತ್ತಿಲ್ಲ, ಮೂಗಲ್ಲೇ ಹಾಲು ಬಿಡ್ತಿದ್ರು, ಮೂಗಲ್ಲೇ ಹಾಲು ಬಿಡ್ತಾಯಿದ್ರು. ಹಾಲು ಬಿಟ್ಟು 3 ತಿಂಗಳು ಮೂಗಲ್ಲೇ ಹಾಲು ಕೊಟ್ಟು ಏನು ಕೊಟ್ಟಿದ್ದಿಲ್ಲ. ಇನ್ನೇನೋ ಇವಳು ಬದುಕಲೈನ ಸ್ಟೇಜಲ್ಲೇ ಇದ್ದಿ, ಅಲ್ಲಿಂದ ಇವಾಗ ಇಲ್ಲಿ ಬಂದು ಕುಂತಿದ್ದೀನಿ ಇಷ್ಟೀಗ. ಮುಂದೆ ಇನ್ನೇನಾಗುತ್ತೆ ಅನ್ನೋದು ಗೊತ್ತಿಲ್ಲ. ಜೀವನ
1: ತುಂಬ ತುರ್ತು ಚಿಕಿತ್ಸೆ ಅಂದರೆ ಗಂಭೀರ ಸ್ಥಿತಿಗೆ ನೀವು ಒಳಗಾಗಿದ್ರಿ, ಆ ನಂತರ ಚಿಕಿತ್ಸೆ ಕೊಟ್ಟ ನಂತರ ಈ ಒಂದು ಹಂತಕ್ಕೆ ನೀವು ಬಂದಿದ್ದೀರಿ ಅಂದರೆ ಈ ಸಮಸ್ಯೆ ಕುರಿತು ಯಾವೆಲ್ಲ ಚಿಕಿತ್ಸೆಯನ್ನು ನೀವು ಕೊಡ್ಸೋಕ್ಕೆ ಪ್ರಯತ್ನ ಪಟ್ರಿ?
0: ಆಯುರ್ವೇದಿಕ ಕೊಡಿಸಿದ್ದೀವಿ, ಮೇನಾಗಿ ಫಿಜಿಯೋಥೆರಪಿ ಮಾಡಿಸ್ತು. ಅಲ್ಲೇ ಜೆಎಸ್ಎಸ್ ಅಲ್ಲೇ ಫಿಜಿಯೋಥೆರಪಿ ಮಾಡಿಸಿ ಅಲ್ಲಿಂದ ಬಂದು ಆಯುರ್ವೇದಿಕ ಎಲ್ಲ ಕಡೆ ಹೋಗಿದ್ದೀವಿ ಮೇಡಮ್. ಒಂದಲ್ಲ ಒಂದು ಕಡೆ ಬೆಂಗಳೂರು, ಕೈಕೋಡು, ಕೇರಳ ಅಲ್ಲಿಗೂ ಕೂಡ ಕರ್ಕೊಂಡೋಗಿದ್ರು. ಎಲ್ಲರೂ ಹೋಗಿ ಒಂದು ಕಡೆ ಒಂದು ಒಳ್ಳೇದಾಗಲಿ ನಮ್ಮ ಮಗಳಿಗೆ, ಎಲ್ಲರೂ ಕರ್ಕೊಂಡೋಗಿ ನನ್ನ ಹೆಂಡತಿಗೆ ಚೆನ್ನಾಗಾಗಲಿ, ನನ್ನ ಮಕ್ಕಳಿಗೆ ತಾಯಿಯಾಗಿರಬೇಕು ಅಂತ ಎಲ್ಲ ಕಡೆ ಕರ್ಕೊಂಡೋಗಿದ್ದಾರೆ. ಯಜಮಾನರು ಕರ್ಕೊಂಡೋಗಿದ್ದಾರೆ. ಆದರೆ ಕರ್ಕೊಂಡೋಗಿ ಎಲ್ಲ ಹಂತಕ್ಕೋಗಿ ಈ ಹಂತದಲ್ಲಿ ಬಂದು ಕುಂತಿದ್ದೇನೆ.
1: ಸಾಕಷ್ಟು ಚಿಕಿತ್ಸೆಯನ್ನು ಆಯುರ್ವೇದದ ಕಡೆಗೂ ಕೂಡ ನೀವು ಗಮನವನ್ನು ಸೆಳೆದಿದ್ದು, ಆ ನಂತರ ಚಿಕಿತ್ಸೆ ಫಲಕಾರಿಯಾಗದೆ ಈ ನಿಟ್ಟಿನಲ್ಲಿ ಬದುಕ್ತಾ ಇದ್ರಿ. ಸಂಸ್ಥೆ ಯಾವಾಗ ಪರಿಚಯ ಆಯಿತು ಮೇಡಮ್?
0: ಸಂಸ್ಥೆ ಯಾವಾಗಂದ್ರೆ ನಾವು ಯಾವಾಗಲೂ ಹೋಗ್ತಾ ಇದ್ದೋ. ಮೊದಲಿಗೆ ಕತ್ತು ನೋವು ಬಂದಾಗ ಅಲ್ಲೇ ಹೋಗಿ ತೋರಿಸಿದ್ದು ಸಂಸ್ಥೆಯಲ್ಲೇ. ಸೀತಾರಾಮ್ ಸರ ನೋಡ್ಬಿಟ್ಟು ಅವರು ಎಕ್ಸ್ರೆ ಮಾಡೋಕೆ ಹೇಳಿದ್ರು. ಎಕ್ಸ್ರೆ ಮಾಡಿಸಿ ಅಲ್ಲಿ ಬಿಲ್ಟೆಲ್ಲ ಕೊಟ್ಟಿದ್ರು. ಮತ್ತೆ ಜಾಸ್ತಿ ಆಯ್ತಲ್ಲ, ತೋರಿಸ್ಕೊಂಬರ ಬಂದ್ಬಿಟ್ಟು ಹೋಗೋ ಸತಿ ಹಿಂಗಾಗಿತ್ತು. ಅದರಿಂದ ಅವ್ರಿಗೆ ಗೊತ್ತಿತ್ತು ಈ ಥರ ಆಗಿದೆ ಅಂತ. ಆಮೇಲೆ ಅಲ್ಲಿಗೆ ಹೋಗಿ ಇವಾಗ ಮಾತ್ರೆ ಮುಗಿದೋಗುತ್ತೆ, ನೋವು ತುಂಬ ಬರುತ್ತೆ, ಕಾಲು ಮಂಡಿ ನೋವು ಇವಾಗುತ್ತೆ. ಆವಾಗೆಲ್ಲ ಸರ್ಗುರಿಗೆ ಹೋಗೋದು ನಾನು ಇವಾಗ ತೋರ್ಸಕ್ಕೆ.
1: ಇವಾಗ
0: ಸರ್ಗುರು, ಮೊದಲೆಲ್ಲ ಮೈಸೂರಿಗೆ ಹೋಗ್ಬೇಕು ಅಂದ್ರೆ ಮೇಡಮ್ ಗಾಡಿ ನಮ್ಮ ತಪ್ಪು ಸ್ವಂತ ಗಾಡಿ ಇಲ್ಲ, ಬಸ್ಸಲ್ಲಿ ಹೋಗಕ್ಕಾಗಲ್ಲ. ಆವಾಗ ಸ್ವಂತ ಕಾರ್ ಮಾಡಬೇಕು, ಕಾರ್ಗೆ 300 ರೂಪಾಯಿ ಪೆಟ್ರೋಲ್ ಹಾಕ್ಸ್ಬೇಕು. ಹೋಗಿ ಅಲ್ಲಿ ತೋರಿಸಿ ಮೆಡಿಷನ್ ಎಲ್ಲ, ಒಂದು ತಿಂಗಳಿಗೆ ಮೆಡಿಷನೇ 250 ರೂಪಾಯಿ 300 ರೂಪಾಯಿ ಆಗುತ್ತೆ ಮೆಡಿಷನ್. ಅವಾಗ ಡಾಕ್ಟ್ರು ನೋಡೋ ಫೀಸು ಎಲ್ಲಾಗಿ ಒಂದು 6-7

0: ಸಾವಿರ ರೂಪಾಯಿ ಆಗುತ್ತೆ ಒಂದು ಸರಿಗೆ ಒಂದು ತಿಂಗಳಿಗೆ. ಅಷ್ಟಿಗೆಲ್ಲ ಎಲ್ಲ ಕಡೆ ಸುತ್ತಿ ಸುತ್ತಿ ನಮ್ಮ ಜೀವನನೇ ಹಾಳಾಗಿ ಎಲ್ಲ ಕಳ್ಕೊಂಡು ಇವಾಗ ಈ ಹಂತಕ್ಕೆ ಬಂದಿರ್ತದೆ. ತಿಂಗಳಿಗೆ 600 ರೂಪಾಯಿ ಎಲ್ಲ ಇಲ್ಲ ಐತೆ ಮೇಡಮ್. ಅದರಿಂದ ಈ ಸರಗೂರಿಗೆ ಹೋಗ್ತೀನಿ. ಆವಾಗ ನೋವಾದಾಗ ತೋರಿಸ್ಕೊಂಡು ಅಲ್ಲಿ ಇಂಜೆಕ್ಷನ್ ಸೀತಾರಾಮ್ ಸರ್ ನೋಡ್ತಾರೆ, ಮಾತ್ರೆ ಇದ್ರೆ ಕೊಡ್ತಾರೆ, ಒಂದು ತಿಂಗಳು ಮಾತ್ರೆ ಇಸ್ಕೊಂಡ್ಕೊಂಡು ಆಮೇಲೆ ತಿಂಗ ಮಾತ್ರೆ. ಆಮೇಲೆ ಮತ್ತೆ ಹೋಗ್ಬೇಕಾದ್ರೆ ಗಾಡಿ ಮಾಡ್ಕೊಂಡೆ ಹೋಗ್ಬೇಕು ಸರ್ಗೂರಿಗೆ. ಆ ಮಾತ್ರೆ ಚೀಟಿ ತಗೊಂಡು ತೋರಿಸ್ಕೊಳ್ಳೋದು, ಮಾತ್ರೆ ಇಸ್ಕೊಂಬರೋದು, ಮಾತ್ರೆ ತಗೊಂಡು ಮನೇಲಿ ಇದ್ದೀನಿ.
1: ಈಗಲೂ ಕೂಡ ನಿರಂತರವಾಗಿ ಚಿಕಿತ್ಸೆಯನ್ನು ಪಡ್ಕೋತಿದ್ದೀರಿ. ಈಗ ಜೇಸಸ್ ಅಲ್ಲಿ ಎಲ್ಲ ಥೆರಪಿ ಎಲ್ಲ ತಗೋತೀನಿ ಅಂತ ಹೇಳಿದ್ರಲ್ಲ, ಹಂತ ಹಂತವಾಗಿ ಯಾವ ಥರ ಬೆಳವಣಿಗೆನ ಹೊಂತ ಬಂದ್ರಿ ನೀವು?
0: ಅಲ್ಲಿ ಜೇಸಸ್ ಅಲ್ಲಿ ಏನು ಇತ್ತಿತ್ತಲ್ಲ ಮ್ಯಾಮ್, ಕರ್ಕೊಂಡು ಹೋಗ್ಬೇಕಾದ್ರೆ ಹಂಗೆ ಇಲ್ಲಿ ಕರ್ಕೊಂಡು ಹೋಗ್ರು, ಸ್ಟ್ರೆಚ್ಚಲ್ಲಿ ಕರ್ಕೊಂಡು ಹೋದರು. ಸ್ಟ್ರೆಚ್ಚಲ್ಲಿ ಕರ್ಕೊಂಡು ಹೋಗ್ಬೇಕಾದ್ರೆ ಆ ಹೊತ್ತು ನನಗೆ ಮೂಗಿಂದ ಪೈಪ್ ತೆಗೆದಿದ್ದು, ಮೂಗಿಂದ ಪೈಪ್ ತೆಗೆದು ಆ ಹೊತ್ತು ನನ್ನ ಕರ್ಕೊಂಡೋಗಿ ಎಲ್ಲ ಅವರು ಚೆಕ್ ಮಾಡಿ ಮೊದಲನೇ ಹಂತದಲ್ಲಿ ಹಿಂಸಕ ಪ್ರಯತ್ನ ಪಟ್ಟರು. ಕುಂತ್ಕೊಳಕಾಯ್ತಿತ್ತಿಲ್ಲ, 3 ದಿವಸ ಅದೇ ಟೈಪ್ ಮಾಡಿದ್ದಾರೆ ಕುಂತ್ಕೊಳಕ. ಆಮೇಲೆ ಕುಂತ್ಕೊಂಡಾಗ ಆಮೇಲೆ ಎಲ್ಲ ಫಿಸಿಯೋಥೆರಪಿವೆ, ಕೈ ಆಡ್ಸಕ್ಕ ಎಕ್ಸಸೈಜ್ ಆ ಕಡೆ ಈ ಕಡೆ ಉರ್ಲದು ಅದೆಲ್ಲ ಅವರೇ ಮಾಡಿ ಮಾಡಿಬಿಟ್ಟಿದ್ದು. ಆವಾಗ ಒಂದು ಹಂತದಿಂದ ಒಂದು ಬೆಳ್ಳಾಡೋದು, ಒಂದು ಕಾಲು ಬೆಳ್ಳಾಡೋದು, ಹಂಗೆ ಹಂಗೆ ಬಂದು ಬಂದು ಎದ್ದು ಕುಂತ್ಕೊಳಕಾದಿ. ಆಮೇಲೆ ಏನಾದ್ರು ಸ್ಟಿಚ್ ಹಿಡಿದು ಎದ್ದು ನಿಂತ್ಕೊಳಕಾದಿ. ಆಮೇಲೆ ವಾಕರಲ್ಲಿ ವಾಕ್ ಮಾಡೋಕೆ ಸ್ಟಾರ್ಟ್ ಮಾಡಿದೆ. ವಾಕರಲ್ಲಿ ವಾಕ್ ಮಾಡೋಕೆ ಸ್ಟಾರ್ಟ್ ಮಾಡಿದ್ಮೇಲೆ ಆಮೇಲೆ ಡಿಸ್ಚಾರ್ಜ್ ಮಾಡಿ ಕಳಿಸ್ಬಿಟ್ರು.
1: ಈಗ ಒಂದು ಮಧ್ಯಾವಸ್ಥೆಯಲ್ಲಿ ಆಗಿರೋದ್ರಿಂದ ಹೇಗೆ ಹೊಂದ್ಕೊಳಕ್ಕೆ ಟ್ರೈ ಮಾಡಿದ್ರಿ ನೀವು? ಕಷ್ಟ ಆಯ್ತಾ?
0: ಕಷ್ಟ ಮೇಡಮ್, ಜೀವನ ಕಷ್ಟ ಅಲ್ವಾ? ಹಿಂಗಾಯ್ತು ಅಂದರೆ ಯಾರಿಗೆ ಯಾರೇ ಕಷ್ಟ ಇರಲ್ಲ ಮೇಡಮ್ ಹೇಳಿ. ಇವಾಗ ನಾನು ಇಲ್ಲಿ ಕುಂತಿದ್ದೀನಿ ಅಂದರೆ ಎಷ್ಟು ನೋವಲ್ಲಿ ಕುಂತಿದ್ದೀನಿ, ಎಷ್ಟು ಕಷ್ಟ ಐತೆ. ಹುಟ್ಟಿದಾಗ ಆಗ್ಬಿಡ್ಲಿ, ಅದೇನು ಗೊತ್ತಾಗಲ್ಲ, ನಾನು ಹುಟ್ಟಿದಾಗಲೇ ನನಗಾಗಿರೋದಂತ. ಆದರೆ ಚೆನ್ನಾಗಿತ್ತು, ಮಧ್ಯಂತರದಲ್ಲಿ ಹಿಂಗೆ ಆಯಿತು ಅಂತೇಳಿದ್ರೆ ಯಾರಿಗೆ ಎಷ್ಟು ದುಃಖ ಆಗಲ್ಲ, ಎಷ್ಟು ಕಷ್ಟ ಇರಲ್ಲ. ಕಷ್ಟ ಆ ಕಷ್ಟದಲ್ಲಿ ಆದರೆ ಎಲ್ಲ ನೋಡ್ಕೊಳ್ತಾ ಇದ್ದಾರೆ ಚೆನ್ನಾಗಿ. ಅದರಿಂದ ಕಷ್ಟವೇ, ಆದರೆ ಎಲ್ಲ ಕಡೆ ಅಂದರು ಎಲ್ಲ ಕಡೆ ನೋಡ್ಕೊಳ್ತಾ ಇದ್ದಾರಲ್ಲ. ಈಗ ಮಕ್ಕಳು, ಗಂಡ ಮನೆಯವರು, ತವ್ರ ಮನೆಯವರು, ತಮ್ಮಿಂದರು, ಅಪ್ಪ ಅಮ್ಮ ಎಲ್ಲರೂ ಯಾವ ಕಡೆ ಹೋದರೂ ಬಿಟ್ಟು ಹೋಗಲ್ಲ. ಇವಾಗ 7 ವರ್ಷದಿಂದ ಇಲ್ಲೇ ಇಟ್ಕೊಂಡು ಇಲ್ಲೇ ಸಾಕ್ತಾ ಇದ್ದಾರೆ. ನನ್ನ ಮಗಳು ಚೆನ್ನಾಗಿರ್ಬೇಕು, ನನ್ನ ಮಗಳು ಈ ಪರಿಸ್ಥಿತಿ ಆಯ್ತಲ್ಲ ಅಂದ್ಬಿಟ್ಟು ಮನೆಗೆ ಅಲ್ಲಿಗೆ ಕೋಸ್ಕರ ಯಾರು ನೋಡ್ಕೋತಾರೆ ಚೆನ್ನಾಗಿ. ಅದಕ್ಕೆ ನಾವು ಇಲ್ಲೇ ನೋಡ್ಕೊಳೋ ಅಂದ್ಬಿಟ್ಟು ನಾನು ಇಲ್ಲೇ ಇರಿಸ್ಕೊಂಡು ಇಲ್ಲೇ ನೋಡ್ತಾ ಇದ್ದಾರೆ. ಒಂದು ಕಡೆ ಅಷ್ಟೇ ಕಷ್ಟನೂ ಆಗುತ್ತೆ, ಅಷ್ಟೇ ಕಷ್ಟನೂ ಆಗುತ್ತೆ. ಮಕ್ಕಳು 7 ಹೆಣ್ಣು 1 ಗಂಡು, ಮನೆ ಎಲ್ಲ ಬಿಟ್ಟು ಬಂದು ಕುಂತಿರ್ಬೇಕಾದ್ರೆ ಎಷ್ಟು ಕಷ್ಟ ಐತೆ ಮೇಡಮ್, ಕಷ್ಟ ಅಲ್ವಾ?
1: ಕೌಟುಂಬಿಕ ಜೀವನ ಅಲ್ಲಿ ಇರೋದ್ರಿಂದ ನೀವು ನಿಮ್ಮ ಅಪ್ಪನ ಮನೇಲಿ ಇರೋದ್ರಿಂದ ಕಷ್ಟ ಆಗ್ತಿದೆ. ಈ ನಿಟ್ಟಿನಲ್ಲಿ ನಾನು ಎಲ್ಲಿ ಅವ್ರಿಗೆ ತೊಂದರೆ ಆದ್ನೋ ಹೊರೆ ಆದ್ನೋ ಅಂತ ಭಾವಿಸ್ಕೊಂಡು ಈ ಮಾನಸಿಕ ನೋವನ್ನು ಕೂಡ ನೀವು ಅನುಭವಿಸ್ತಾ ಇದ್ದಾರೆ ಅಂತ ಅರ್ಥ ಆಗ್ತಿದೆ.
0: ನೋಡ್ಕೋತಾರೆ ಚೆನ್ನಾಗಿ, ಆದರೆ ತೋರ್ ಮನೇಲಿ ಬೇಜಾರಲ್ವ ಮೇಡಮ್?
1: ಇಲ್ಲಿ ಮೇಡಮ್, ಈಗ ಮನೆಯವರು ತುಂಬ ಚೆನ್ನಾಗಿ ನೋಡ್ಕೋತಾರೆ ಅಂತ ಹೇಳಿದ್ರಿ, ಯಾವ ಥರ ಈಗ ಒಂದು ವಿಶೇಷ ಚೇತನರು ಮನೇಲಿದ್ದರೆ ಅವ್ರಿಗಾಗಿ ಅವರ ಟೈಮನ್ನು ನಿಗದಿ ಮಾಡಿಸ್ಬೇಕು? ಈ ನಿಟ್ಟಿನಲ್ಲಿ ನಿಮ್ಮ ವೈಯಕ್ತಿಕ ಕೆಲಸಗಳಾಗಿರ್ಬೋದು, ನಿಮ್ಮ ಯಾವ ಥರ ನೋಡ್ಕೋತಿದ್ದಾರೆ ಮನೆಯವರು?
0: ಎಲ್ಲ ನೋಡ್ಕೋತಾರೆ, ನಾನು ಏನು ಕೇಳಿದ್ರು ತಂದು ಕೊಡ್ತಾರೆ, ಏನಾದ್ರು ಕೇಳಿದ್ರೆ ತಂದು ಕೊಡ್ತಾರೆ, ಏನಾದ್ರು ಇದ್ರೂ ಕೊಡ್ತಾರೆ, ಎಲ್ಲ ನೋಡ್ಕೋತಾರೆ ಚೆನ್ನಾಗಿ. ಹೆಂಗೆ ನೋಡ್ಬೇಕು ಹಂಗೆ ನೋಡ್ಕೋತಾರೆ ಎಲ್ಲರೂ. ಹಾಂ, ವಾಸರಂಗೇ ನೋಡ್ತೀನಿ.
1: ಅಂದರೆ ನಿಮ್ಮ ವೈಯಕ್ತಿಕ ಕೆಲಸಗಳನ್ನು ನೀವೇ ಮಾಡ್ಕೋತೀರಿ?
0: ನಾನೇ ಮಾಡ್ಕೋತೀನಿ, ಸ್ಥಾನ ನಾನೇ ಮಾಡ್ಕೋತೀನಿ, ಎಲ್ಲ ನಾನೇ ಮಾಡ್ಕೋತೀನಿ.
1: ಈ ಒಂದು ಆಪರೇಷನ್ ಆಗಿರೋ ಜಾಗ ಅಂಥದ್ದು, ಅದು ಬೆಂಡ್ ಆಗ್ತಾ ಇದೆಯಾ ಏನು?
0: ಅದು ಬೆಂಡ್ ಆಯ್ತಾ ಇಲ್ಲ, ಆಪ್ಷನ್ ಮಾಡಿದ ಜಾಗ ಇಲ್ಲಿ ಕೊತ್ತಲ್ಲಿ ಆಪ್ಷನ್ ಮಾಡಿದ್ದು ಮೇಡಮ್. ನನಗೆ ಕೊತ್ತಲ್ಲಿ ಆಪ್ಷನ್ ಮಾಡೋದಕ್ಕೆ ಈ ಥರ ಇಷ್ಟ ಆಗಿದ್ದು. ಇವಾಗ ಏನಾಯ್ತು ಅಂದರೆ, ಇವಾಗ ಮೊದಲೆಲ್ಲ ಎಷ್ಟು ನೋವು ಇರ್ತಿತ್ತಿಲ್ಲ, ಇವಾಗೆಲ್ಲ ಸ್ವಲ್ಪ ಕಾಲು ನೋವು, ಮಂಡಿ ನೋವು, ಬೆಳ್ಗಳ ನೋವು, ಎಲ್ಲ ಒಂದೊಂದು ಸಮಸ್ಯೆ ಎದುರಾಗ್ತಾ ಇರುತ್ತೆ.
1: ಈಗಲೂ ಕೂಡ ಆರೋಗ್ಯ ಸಮಸ್ಯೆ ಅನ್ನೋದು ಆವಾಗವಾಗ ಬರ್ತಾ ಇದೆ. ಪಿಂಚಣಿ ಸರ್ಕಾರದಿಂದ ಏನಾದ್ರು ಸೌಲಭ್ಯ ಬರ್ತಾ ಇದೆ?
0: 1,400 ರೂಪಾಯಿ ಕೊಡ್ತಾರೆ, ಮಾತ್ರೆಗೆ ಬೇಕು 1,000 ರೂಪಾಯಿ ತಿಂಗಳಿಗೆ. ಅದೇನೋ ಒಂದು ಮಾತ್ರೆಗೆ, 2 ಥರ ಮಾತ್ರೆ ತಗೊಳೋದಾದ್ರೆ ಅದು ಸಾಲಲ್ಲ. ಅದರಿಂದ ಏನು ಮಾಡೋಕ್ಕಾಗುತ್ತೆ, ದುಡಿಯೋಕೆ ಆಗಂತವ್ರಿಗಾದ್ರೆ ಸಾಕು ಬಿಡಿ. ಏನು ದುಡಿಯೋಕೆ ಆಗದಕ್ಕೂ ಮನೇಲಿ ಈ ಥರ ಸ್ಪೈನಲ್ ಕಾರ್ಡ್ ಆಗಿ ಈ ಥರ ಆಗಿರೋರಿಗೆ 1,400 ರೂಪಾಯಿ ಕೊಟ್ಟರೆ ಇಲ್ಲಿ ಸಾಕಾಗುತ್ತೆ ಮೇಡಮ್ ಜೀವನ.
1: ಅಲ್ಲಿ ಆರ್ಥಿಕ ಸಮಸ್ಯೆಯನ್ನು ಕೂಡ ಎದುರಾಗ್ತಾ ಇದೆ. ಈಗ ಮಕ್ಕಳು ವಿದ್ಯಾಭ್ಯಾಸ ಎಲ್ಲ ಯಾರು
0: ನೋಡ್ಕೋತಾರೆ,
1: ಅವರು ಹೇಗೆ ಸಪೋರ್ಟನ್ನು ಮಾಡ್ತಾ ಇದ್ದಾರೆ?
0: ಸಪೋರ್ಟು ಅವರು ಮನೇಲಿ ಅಲ್ಲಿದ್ದಾರೆ, ಏನಾರು ಮಕ್ಕಳಿಗೆ ಓದ್ಸಕ ಓದ್ಬೇಕು ಅಂದ್ರೆ ಮಕ್ಕಳನ್ನೆಲ್ಲ ನೋಡ್ಕೋತಾರೆ ಚೆನ್ನಾಗಿ.
1: ಈ ನಿಟ್ಟಿನಲ್ಲಿ ಸಂಸ್ಥೆ ಏನಾದರೂ ಕ್ಯಾಂಪ್ ಏನಾದ್ರು ಅಟೆಂಡ್ ಮಾಡಿದ್ದೀರಾ?
0: ಹಾಂ, ಅಟೆಂಡ್ ಮಾಡಿದ್ದೀನಿ ಹೇಳಿ ಸರ್. ಒಂದು ಸರಿ ಹೋಗಿ 3 ದಿವಸ ಅಟೆಂಡ್ ಆಗಿದ್ದು, ಆಮೇಲೆ ಈ ಸರಿ 3 ದಿವಸ ಅಟೆಂಡ್ ಆಗಿದ್ದು ಸರ್ವೂರಲ್ಲಿ.
1: ಯಾವ ಥರ ಇತ್ತು ಆ ಕ್ಯಾಂಪಲ್ಲಿ ನೋಡಿದಾಗ ಏನು ಅನ್ಸ?
0: ಇಲ್ಲ, ಚೆನ್ನಾಗಿ ನೋಡ್ಕೊಂಡ್ರು.
1: ತೀರಾ ಒಂದು

0: 100% ಪರಿಸ್ಥಿತಿ ಚೆನ್ನಾಗಿಲ್ಲದವರು ಬಂದಿರ್ತಾರೆ, 45% ಚೆನ್ನಾಗಿರೋರು ಬರ್ತಾರೆ. ಈ ನಿಟ್ಟಿನಲ್ಲಿ ಯಾವ ಥರ ಅನ್ನಿಸ್ತು ಕ್ಯಾಂಪ್ ಅಲ್ಲಿ ನೀವಿದ್ದಾಗ?
1: ತುಂಬಾ ಕಷ್ಟ ಮೇಡಮ್ ನೋಡ್ಬೇಕಾದ್ರೆ, ಆ ಸ್ಥಿತಿಲಿ ಎಲ್ಲಾದ್ರು ನೋಡ್ಬೇಕಾದ್ರೆ, ಯಾಕಂದ್ರೆ ನಾವು ನೋವು ಅನ್ಭವಿಸಿದೀವಿ. ಆ ನೋವಲ್ಲಿ ಇರೋಬೇಕಾದ್ರೆ ಆ ನೋವು ನೋಡಿದಾಗ ತುಂಬಾ ಕಷ್ಟ ಅನಿಸುತ್ತೆ, ಎಲ್ಲ ಕಷ್ಟ ಅನ್ನಿಸುತ್ತೆ. ಪಾಪ ಅವರು ನಾನು ಸ್ವಲ್ಪ ಆದರೆ ಅವ್ರಿಗೆ ಇದಕ್ಕಿಂತ ಡಬಲ್ ಆಗಿದ್ರು. ಪಾಪ ನೋಡ್ಬೇಕಾದ್ರೆ ತುಂಬಾ ಕಷ್ಟ ಅನ್ನಿಸುತ್ತೆ.
0: ಬೆಳವಣಿಗೆ ಸಹಕಾರಿ ಆಗ್ತಿತ್ತ ಕ್ಯಾಂಪು? ಏನೇನೆಲ್ಲ ಹೇಳ್ಕೊಡ್ತಿದ್ರು ನಿಮಗೆ ಅಲ್ಲಿ?
1: ಎಲ್ಲ ಹೇಳ್ಕೊಟ್ರು ಈ ಥರ ನೋಡಿ ನೀವು. ಅವರು ಹೇಳ್ಬೇಕಾದ್ರೆ ನೀವು ಇಷ್ಟಾರ್ವೇ ಇದೆಯಾ, ಒಬ್ಬೊಬ್ಬರು ಪಾಪ ಯಾವ ಪರಿಸ್ಥಿತಿಲಿ ಇದೆಯಾ ನೋಡು ಅಂತೆಲ್ಲ ಹೇಳ್ತಾರೆ.
0: ಅಂದರೆ ಕೆಲವರು ಮಲ್ಲಿಗೆ ಪರಿಸ್ಥಿತಿಲೇ ಇರ್ತಾರೆ, ನೀವು ಎದ್ದು ಕುಂತ್ಕೊಳ್ಳೋ ಪರಿಸ್ಥಿತಿಲಿ ಇದ್ರಿ.
1: ಹೌದು.
0: ಇದನ್ನೆಲ್ಲ ಅದು ನೋಡಿದಾಗ ಕ್ಯಾಂಪಲ್ಲಿ ಇನ್ಯಾವ ಥರ ಹೇಳ್ಕೊಡ್ತಿದ್ರು? ಏನಾದ್ರು ಕ್ಲಾಸ್ಗಳು ಅಥವಾ ಮಸಾಜ್ ಅಥವಾ ಏನಾದ್ರು ಥೆರಪಿ ಏನಾದ್ರು ಕೊಡ್ತಿದ್ರೆ?
1: ಮೆಸೇಜ್ ಮಾಡ್ತಾಯಿದ್ರು, ಥೆರಪಿ ಕೊಟ್ಟರು. ಮೆಡಿಷನ್ ಏನಾದ್ರು ಅಲ್ಲಿ ಅಡ್ಮಿಟ್ ಆದಾಗ ಯಾವ ಮೆಡಿಷನ್ ಆದರೂ ಅವ್ರಿಗೆ ಕೊಡ್ತಿದ್ರು.
0: ಎರಡು ಕ್ಯಾಂಪ್ಗಳಿಗೆ ಅಟೆಂಡ್ ಮಾಡಿ ಸಹಕಾರಿ ಅಂದರೆ ಉಪಯುಕ್ತ ಆಗಿದೆ ಅಂತ ಹೇಳ್ತಾ ಇದ್ರಿ. ಈ ನಿಟ್ಟಿನಲ್ಲಿ ಒಬ್ಬ ವಿಶೇಷ ಚೇತನರು ಮನೆಯಲ್ಲಿ ಅಂದರೆ ಅದರಲ್ಲೂ ನೀವು ಮಧ್ಯಾಂತರ ಒಂದು ಸಮಸ್ಯೆಗೆ ಒಳಗಾದಾಗ ಸಾಮಾಜಿಕ ಸಮಸ್ಯೆ ಅನ್ನೋದು ಸಾಕಷ್ಟು ಎದುರಾಗ್ತಿದೆ. ಈ ನಿಟ್ಟಿನಲ್ಲಿ ನಿಮಗೇನಾದರೂ ಆ ಥರ ಸಮಸ್ಯೆಗಳು ಎದುರಾಯ್ತಾ?
1: ಯಾರೂ ನನ್ನ ಎದುರಿಗೆ ಯಾರೂ ಹೇಳಿಲ್ಲ. ಯಾರು ನನ್ನ ಎದುರಿಗೆ ಬಂದ ನಿನಗೆ ಹಿಂಗಾಯ್ತು, ಹಿಂಗಾಗಿದೆ, ಅದಕ್ಕೆ ಹಿಂಗಾಗುತ್ತ, ಹಂಗೆ ಆ ಥರ ಏನೂ ಹೇಳ್ಬೋದು ನನ್ನ ಕೇಳಿಲ್ಲ. ನೀನು ಯಾವ ಕಡೆಯಿಂದ ಹೇಳಿರ್ಬೋದೇನೋ ಗೊತ್ತಿಲ್ಲ, ಆದರೆ ನನಗೆ ಯಾರೂ ಹೇಳಿಲ್ಲ ಬಂದು.
0: ಆ ಥರ ಪರಿಸ್ಥಿತಿಗಳು ಎದುರಾಗಿಲ್ಲ ಇಲ್ಲಿವರೆಗೂ?
1: ಎದುರಾಕ ಬಿಟ್ಟಿಲ್ಲ ಯಾರು, ಎದುರಾಕ ಹೇಳಕಂಗೆ ಬಿಟ್ಟಿಲ್ಲ ಯಾರು. ಅದರಿಂದ ಯಾರು
0: ಯಾವಾಗಲೂ ಮನೆಯಲ್ಲೇ ನೀವು ಕುಂತಿರೋದ್ರಿಂದ ನಿಮ್ಮ ಒಂದು ದಿನನಿತ್ಯ ಚಟುವಟಿಕೆ ಹೇಗಿರುತ್ತೆ?
1: ತುಂಬ ಕಷ್ಟ. ಒಂದು ದಿನ ಕಳಿಬೇಕಾರೆ ಹಂಗೆ ಇರ್ಬೇಕಾರೆ ಇಷ್ಟು ಕಷ್ಟ ಇರುತ್ತೆ, ಅದೆಲ್ಲ ಹೇಳ್ಕೊಳಕ್ಲೆ ಆಗಲ್ಲ.
0: ಸಲಕರಣೆಗಳು ಕೊಟ್ಟಿದ್ದಾರಾ ಸಂಸ್ಥೆಯಿಂದ?
1: ವೀಲ್ ಚೇರ್ ಕೊಟ್ಟಿದ್ದಾರೆ, ವೀಲ್ ಚೇರ್ ಕೊಟ್ಟಿದ್ದಾರೆ.
0: ಈಗಲೂ ಏನಾದ್ರು ಪ್ರಯತ್ನ ಪಡ್ತಿದ್ದೀರಾ ನಡೆಯೋಕ್ಕೆ? ಏನು
1: ಇಲ್ಲ, ನಾನು ವಾಕರು ಕೋಲು ತಗೊಂಡು ನಡೀತೀನಿ, ಕೋಲು ತಗೊಂಡು ಎಲ್ಲ ಕಡೆ ಎಲ್ಲ ಹೋಗ್ತೀನಿ, ನಡ್ಕೊಂಡು ಹೋಗ್ತೀನಿ.
0: ಯಾವ ಥರ ಸರಿಯಾಗ ಅನಿಸುತ್ತೆ ಇತ್ತೀಚೆಗೆ ನಿಮ್ಮ ಪರಿಸ್ಥಿತಿ ನೋಡಿದಾಗ, ಮೊದಲನೇ ಜೀವನಕ್ಕೂ ಈಗಿನ ಜೀವನಕ್ಕೂ ಯಾವ ಥರ ನಿಮಗೆ ಉತ್ತಮ ಅಂತ ನಿಮಗೆ ಅನಿಸುತ್ತೆ?
1: ಚೆನ್ನಾಗಿದ್ದಾಗ ಅಲ್ಲ, ಈ ಥರ ಆದಾಗ ತುಂಬ ಕಷ್ಟ.
0: ಈಗ
1: ಕಷ್ಟ ಮೇಡಮ್, ಕಷ್ಟ ಆಗುತ್ತೆ ಹೇಳ್ಕೊಳ್ಳಿ. ಆವಾಗ ಬೆಡ್ಡಲ್ಲೇ ಮಲಗಬೇಕಾಗಿದ್ರೆ ತುಂಬ ಕಷ್ಟ ಇತ್ತು, ಅಲ್ಲಿಂದ ವಾಕರ್ ಇಟ್ಕೊಂಡು ವಾಕ್ ಮಾಡಬೇಕಾದ್ರೆ ಇನ್ನೂ ಸ್ವಲ್ಪ ಕಷ್ಟ ಇತ್ತು, ಅದೊಂದು ಹಂತಕ್ಕೆ ಬಂತು. ಇವಾಗ ಕೋಲ್ ತಗೊಂಡು ಎಲ್ಲ ವಾಕ್ ಮಾಡ್ಕೋತೀನಿ, ನನ್ನ ದಿನತಿರಿ ಕೆಲಸಗಳನ್ನ ನಾನೇ ಮಾಡ್ಕೋತೀನಿ. ಯಾರು ಮನೇಲಿ ಇಲ್ಲ ಅಂದ್ರೆ ಹೋಗಿ ಒಂದು ಲೋಟ ನೀರು ತಗೊಂಡು ಕುಡಿಯೋಷ್ಟು ಇದಾಗಿದ್ದೀನಿ.
0: ಮೊದಲು ಯಾವ ಥರ ಇತ್ತು?
1: ಮೊದಲು ಮನೆಗಿದ್ದ ತಪ್ಪ ಇದ್ದೆ, ಇದು ಓಡಾಡೋಕ್ಕಾಗ್ತಿತ್ತಿಲ್ಲ. ಇವಾಗೆಲ್ಲ ಸ್ವಲ್ಪ ಸಪೋರ್ಟ್ ಇದ್ರೆ, ಇವಾಗ ಮನೆ ಗೋಡೆ ಐತೆ, ಗೋಡೆ ಇಟ್ಕೊಂಡೆಲ್ಲ ಹೋಗ್ತೀನಿ ಅಡುಗೆ ಮನೆಗೆ, ಎಲ್ಲ ಸಪೋರ್ಟು.
0: ಅಂದರೆ ಮೊದಲು ಬೇರೆಯವ್ರನ್ನ ಅವಲಂಬಿಸಿದ್ರಿ, ಈಗ ನೀವು ಸ್ವಾವಲಂಬನೆ ಅತ್ತ ನೀವೇ ನೀವು ನಡ್ಕೊಂಡು ಕೇನೆಲ್ಲ ಬಳಸ್ಕೊಂಡು ನಡೆಯೋದ್ರಿಂದ ಈಗ ನಿಮ್ಮ ಪರಿಸ್ಥಿತಿ ತುಂಬ ಉತ್ತಮವಾಗಿದೆ ಅಂತ ಹೇಳ್ತಾ ಇದ್ರಿ. ಆದರೂ ಕಷ್ಟ ಇದೆ ಅಂತ ಹೇಳ್ತಿದ್ರಿ. ಈ ನಿಟ್ಟಿನಲ್ಲಿ ಒಂದು 21 ವಿಧದ ವಿಶೇಷ ಚೇತನ ಬಗೆಯಲ್ಲಿ ಸ್ಪೈನಲ್ ಕಾರ್ಡ್ ಇಂಜುರಿನೂ ಒಂದು. ಈ ನಿಟ್ಟಿನಲ್ಲಿ ಪೋಷಕರು ಅದನ್ನ ಪರಿಗಣಿಸ್ತೇ ಅವ್ರನ್ನ 4 ಗೋಡೆಗೆ ಸೀಮಿತ ಮಾಡ್ಬಿಡ್ತಾರೆ. ಈ ನಿಟ್ಟಿನಲ್ಲಿ ಅಂತ ಪೋಷಕರಿಗೆ ನೀವೇ ನೀಡ್ತೀರಾ ಮೇಡಮ್?
1: ಟ್ರೈ ಮಾಡ್ಬೇಕು, ಏನ್ ಮಾಡಕತ್ತ ಮೇಡಮ್, ಪರಿಸ್ಥಿತಿ ನೋಡ್ಕೊಳ್ಬೇಕು ಮೇಡಮ್. ಚೆನ್ನಾಗಿ ನಾವು ಚೆನ್ನಾಗಿದ್ದೀರಿ, ನಾವು ಏನಾನು ಕೇಳ್ತಿದ್ವ, ನಾವು ಚೆನ್ನಾಗಿದ್ದೀರಿ ಹಿಂಗಿರ್ತಿದ್ವ, ನಾವು ಓಡಾಡಕ ನಿಮ್ಮ ಓಡಾಡ್ತಿದ್ವ ಅಂದ್ರೆ ಅವಾಗ ಯಾರನ್ನ ನಾವು ಸಪೋರ್ಟ್ ಮಾಡ್ಕೊಡಿ, ತಂದ್ಕೊಡಿ ಅಂತಿದ್ವ, ನಾವೇ ಅವರು ಸಪೋರ್ಟ್ ಮಾಡ್ತಾ ಇದ್ದೋ. ಏನು ಬೇಕಾಗಿರ್ಬೇ ನಮ್ಮ ಕೈಲಿ, ಅದಕ್ಕೆ ನಾವು ದಿನನಿತ್ಯದ ಕೆಲಸ ಏನು ಬೇಕು ನಾವು ಮಾಡ್ಕೊಂಡು ಹೋಗ್ತಾಯಿದ್ವಿ, ಯಾರನ್ನೂ ಏನೂ ಕೇಳ್ತಿದ್ದಿಲ್ಲ. ಈ ಥರ ಆಗಿರೋದ್ರಿಂದ ಎಲ್ಲರಿಗೂ ಕಷ್ಟ ಅಲ್ಲ ಮೇಡಮ್.
0: ಸ್ವಾವಲಂಬಿಯಾಗಿ ಬದುಕಬೇಕು ಅಥವಾ ಅಂಗಡಿ ಉದ್ಯೋಗ ಮಾಡಬೇಕು ಅಂತ ನಿಮ್ಗೆ ಈಗ ಏನಾರು ಅನ್ನಿಸ್ತಾ ಇದೆಯಾ?
1: ಎಲ್ಲ ಆಸೆ ಐತೆ ಮೇಡಮ್ ಅಂತ, ಆದರೆ ಎಲ್ಲ ಕಳ್ಕೊಂಬಿಡ್ಬೋದು ಮೇಡಮ್. JSSಲ್ಲಿ ಪ್ರೈವೇಟ್ ಹಾಸ್ಪಿಟ್ಲು 3.5 ತಿಂಗಳು ಇರಬೇಕಂದ್ರೆ ಇಷ್ಟಾಗುತ್ತೆ, ಆದ್ರೂ ಹಂಗೆ ನಾನು ಬೆಡ್ಡಲ್ಲಿ ಮಲಗಬೇಕಾದ್ರೆ ಒಬ್ಬರು ನನ್ನ ನೋಡ್ಕೊಳಕ್ಕಾಗ್ತಿಲ್ಲ. 4 ಜನ ಇರ್ತಿದ್ರು, 4 ಜನ ಇರ್ಬೇಕಾದ್ರೆ ಅದು ಮೈಸೂರು ನಮ್ಮದು ಎಚ್ಚಡಿಕೋಟೆ ತಾಲೂಕು. ಬೆಳಿಗ್ಗೆ ಕಾಫಿ ಟೀಯಿಂದ ಹಿಡಿದು ಊಟ ಎಲ್ಲ ಪ್ರತಿಯೊಂದು ನಾವು ದುಡ್ಡು ಕೊಟ್ಟೆ ತೆಗಿಬೇಕಾಗಿತ್ತು. ಪ್ರೈವೇಟ್ ಹಾಸ್ಪಿಟಲ್ ಮೇಲೆ ಬಿಲ್ ಏನಾದ್ರು ಕಡಿಮೆ ಆಗುತ್ತೆ ಮೇಡಮ್, ಅದರಿಂದ ಏನಾದ್ರು 4 ಕಳ್ಕೊಂಡು ಇವಾಗ ಈ ಸ್ಥಿತಿಯಲ್ಲಿ ಇದ್ದೀವಿ.
0: ಈಗ ಸ್ಪೈನಲ್ ಕಾರ್ಡ್ ಇಂಜುರಿ ನೋಡ್ಕೊಳ್ಳೋದು ತುಂಬಾ ಕಷ್ಟ ಅಂತ ಪೋಷಕರು ಕಡೆಗಣಿಸ್ಬಿಡ್ತಾರೆ, ಅಂತ ಪೋಷಕರಿಗೆ ನೀವೇ ನೀಡ್ತೀರಾ?
1: ಕಡೆಗಣಿಸ್ಬಿಡಿ, ನೋಡ್ಕೊಳ್ಳಿ ಚೆನ್ನಾಗಿ, ಯಾರು ಏನು ಅವ್ರ ಬಗ್ಗೆ ಕೀಳಾಗಿ ಮಾತಾಡಬಾರ್ದು. ಅವರೇ ಬೇಕು ಬೇಕು ಅಂತ ಏನಾದ್ರು ನಾವು

0: ಕೊಟ್ಟಿದ್ದೀನಿ ನಾನು ಹಿಂಗಾಗಬೇಕು, ನಾನು ಹಿಂಗೆ ಮಾಡಿ ಅಂತ ನಾವೇನಾದ್ರು ಕೇಳ್ಕೊಂಡು ಏನಾದ್ರು ಹೋದ್ರೆ ಪರಿಸ್ಥಿತಿ ತಕ್ಕಾಗಿ ಈ ಥರ ಆಯಿತು. ಏನಾಯಿತು ಏನದು ಗೊತ್ತಿಲ್ಲ. ನಾವು ಹಾಸ್ಪಿಟಲ್ ತಂಬಿ ಹೋದು, ಅವರು ಮಾಡಿದ್ರು, ಹಿಂಗಾಗುತ್ತೆ ಆಯಿತು. ಯಾರ ಮೇಲೆ ಹೊಣೆ ಮಾಡೋಕ್ಕಾಗುತ್ತೆ ಇವಾಗ?
1: ಈಗ ಸಂಸ್ಥೆ ಕಡೆಯಿಂದ ಏನಾದ್ರು ಟ್ರೈನಿಂಗ್ ಏನಾದ್ರು ಅಥವಾ ಉದ್ಯೋಗ ಅಂದರೆ ಹೆಲ್ಪ್ ಏನಾದ್ರು ತೊಗೋಬೇಕು ಅಂತ ನಿಮ್ಗೆ ಏನಾದ್ರು ಅನಿಸ್ತಿದೆಯಾ? ಏನಾದ್ರು ಉದ್ಯೋಗ ಮಾಡಬೇಕು ಅಂತ ಆಸಕ್ತಿ ಇದೆಯಾ?
0: ಆಯಿತು, ಏನಾದ್ರು ಮಾಡಬೇಕು ಅಂತ. ಏನು ಮಾಡುತ್ತೆ ಅದು
1: ಮಾಡೋಕ್ಕೆ ಆಸಕ್ತಿ ಇದೆ, ಈ ನಿಟ್ಟಲ್ಲಿ ಪ್ರಯತ್ನ ಕೂಡ ಮಾಡ್ತಾ ಇದ್ರಿ. ಈ ನಿಟ್ಟಲ್ಲಿ ಕೊನೆಯದಾಗಿ ನಮ್ಮ ಜನಧ್ವನಿ ಕೇಳುಗರಿಗೆ ಮತ್ತೆ ಸ್ಪೈನಲ್ ಕಾರ್ಡ್ ಇಂಜುರಿ ಪೇಷಂಟ್ಗಳಿಗೆ ನೀವೇನು ಹೇಳೋ ಸಂದೇಶವನ್ನ ಕೊಡ್ತೀರಾ? ಇದನ್ನ ಸ್ಪೋರ್ಟಿವ್ ಆಗಿ ತಗೊಂಡು ಈಗ ಜೀವನವನ್ನ ಈಗ ಕೇನ್ ತಗೋ ನಡೆಯೋ ಹಂತಕ್ಕೆ ಬಂದಿದ್ದೀರಿ. ಇದನ್ನ ಬೇರೆ ಒಂದು ಸ್ಪೈನಲ್ ಕಾರ್ಡ್ ಇಂಜುರಿ ಪೇಷಂಟ್ಗಳಿಗೆ ನೀವೇನು ಹೇಳಕ್ ಇಷ್ಟಪಡ್ತೀರಿ?
0: ಕಷ್ಟ ಆಗುತ್ತೆ, ಜೀವನ ಮುಂದೆ ಸಾಗಿಸ್ಕೊಂಡು ಹೋಗ್ಬೇಕು. ಒಂದ್ಸಲ ಎಷ್ಟೇ ನೋವಿದ್ರು ಮುಖದಲ್ಲಿ ಒಂದು ಸ್ಮೈಲ್ ಕೊಟ್ಟು ಜೀವನ ನಡೆಸ್ಬೇಕು. ನೋಡೋರು ಚೆನ್ನಾಗಿ ನೋಡ್ಕೊಳ್ಳಿ.
1: ನಿಮ್ಮ ಮಕ್ಕಳೆಲ್ಲ ಚೆನ್ನಾಗಿ ಸಪೋರ್ಟ್ ಮಾಡ್ತೀರಾ?
0: ಅದರಿಂದಲೂ ಮೇಡಮ್ ಹಿಂಗೆ ಕೂತಿರೋದು ಮಕ್ಕಳಿಂದಲ್ವಾ? ಮಕ್ಕಳು ಎಲ್ಲಿಗೆ ಹೋಗಿ ಬಂದರು ಅಮ್ಮ ಅಂತಾರೆ. ಇವಾಗ ಅವರೆಲ್ಲ ಕಾಲೇಜ್ ಹೋಗ್ತಾರೆ, ಅಲ್ಲಿಂದ ಫೋನ್ ಮಾಡ್ಬೇಕಾದ್ರೆ ಅಮ್ಮ ಚೆನ್ನಾಗಿದೆಯಾ ಅಂತ ಕೇಳ್ತಾರೆ.
1: ನಿಮ್ಮನ್ನು ಚೆನ್ನಾಗಿ ನೋಡ್ಕೋತಾರೆ, ನಿಮ್ಮ ಆರೈಕೆನೂ ಚೆನ್ನಾಗಿ ಮಾಡ್ತಾ ಇದ್ದಾರೆ, ನಿಮ್ಮ ಮನೆಯಲ್ಲೂ ಅಥವಾ ನಿಮ್ಮ ತವ್ರ ಮನೆಯಲ್ಲೂ ತುಂಬ ಚೆನ್ನಾಗಿ ನೋಡ್ಕೋತಾ ಇದ್ದಾರೆ. ತುಂಬ ಖುಷಿಯಾಯಿತು ಮೇಡಮ್, ಹೀಗೆ ಖುಷಿಯಾಗಿ ಈ ಒಂದು ನೋವನ್ನ ಮರೆಯಷ್ಟು ಶಕ್ತಿ ಆ ಭಗವಂತ ನೀವು ಕೊಡಲಿ ಅಂತ ನಾವು ಕೂಡ ಆಶಿಸ್ತಾ, ಇನ್ನಷ್ಟು ಚಿಕಿತ್ಸೆಗೆ ಒಳಗಾಗಿ ಹೆಚ್ಚಿನ ಚೇತರಿಕೆಯನ್ನು ನೀವು ಪಡ್ಕೊಳ್ಳಿ ಅಂತ ನಾವು ಕೂಡ ಆಶಿಸ್ತಾ ಇಲ್ಲಿಗೆ ಈ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀವಿ. ಧನ್ಯವಾದಗಳು ಮೇಡಮ್.
0: ಥ್ಯಾಂಕ್ ಯು ಮೇಡಮ್.

0: ಕೇಳುಗರೆ, ಕೇಳಿದ್ರಲ್ಲ ಇಸೋತ್ ನಮ್ಮ ದಿವ್ಯಾಂಗ ದೀಪ್ತಿ ಕಾರ್ಯಕ್ರಮದಲ್ಲಿ ಬೆನ್ನುಹುರಿ ಅಪಘಾತಕ್ಕೆ ಸಿಲುಕಿರುವಂತಹ ಶ್ರೀಮತಿ ಸರ್ಸೂರ್ ಅವರ ಜೊತೆಗಿನ ಸಂದರ್ಶನ ಕಾರ್ಯಕ್ರಮವನ್ನ ಕೇಳ್ತಾ ಇದ್ರಿ. ಇಲ್ಲಿಗೆ ಒಂದು ದಿವ್ಯಾಂಗ ದೀಪ್ತಿ ಕಾರ್ಯಕ್ರಮವನ್ನ ಮುಕ್ತಾಯ ಮಾಡೋಣ. ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ದಿವ್ಯಾಂಗ ದೀಪ್ತಿ ಕಾರ್ಯಕ್ರಮದಲ್ಲಿ ಮತ್ತೆ ಭೇಟಿಯಾಗೋಣ ಅಂತ ಹೇಳ್ತಾ ಅಲ್ಲಿಯವರೆಗೂ ಕೇಳ್ತಾ ಇರಿ ಜನ ಧ್ವನಿ. ಇದು ನಿಮ್ಮ ಧ್ವನಿ, ನಿಮ್ಮ ಊರಿನ ಧ್ವನಿ, ಜನ ಧ್ವನಿ. ನಮಸ್ಕಾರ.
1: ವಿಶೇಷ ಚೇತನರ ಕೌಟುಂಬಿಕ ಜೀವನದ ಅನುಭವ,
2: ಶಿಕ್ಷಣ, ಉದ್ಯೋಗ, ಸ್ವಾವಲಂಬನೆ, ಸಾಧನೆ ವಿಚಾರ ವಿನಿಮಯ,
1: ಸಮುದಾಯ ಮತ್ತು ಸರ್ಕಾರದಲ್ಲಿರುವ ಪುನರ್ವಸತಿ ಅವಕಾಶಗಳನ್ನು ಬಳಸಿಕೊಂಡು
2: ಸಾಮರಸ್ಯ ಸಹಬಾಳ್ವೆಯೊಂದಿಗೆ ಬದುಕನ್ನು ಹಸನಾಗಿಸಿಕೊಂಡು
1: ಇತರರಿಗೆ ದಾರಿದೀಪವಾಗುವ ಕಾರ್ಯಕ್ರಮವೇ
2: ದಿವ್ಯಾಂಗ ದೀಪ್ತಿ.
3: ಪ್ರಿಯ ಕೇಳುಗರೆ, ಇದುವರೆಗೂ ಬೆನ್ನುಹುರಿ ಅಪಘಾತ ವ್ಯಕ್ತಿಯ ಯಶೋಗಾಥೆ ಕುರಿತು ಎಚ್ಡಿಕೋಟೆ ತಾಲೂಕಿನ ಗಂಡತ್ತೂರು ಗ್ರಾಮದ ಶ್ರೀಮತಿ ಸರಸ್ವತಿ ರವರ ಜೊತೆಗಿನ ದಿವ್ಯಾಂಗ ದೀಪ್ತಿ ಸಂದರ್ಶನ ಕಾರ್ಯಕ್ರಮ ಬಿತ್ತರಗೊಂಡಿತು.
0: ಪ್ರೀತಿಯ ಜನಧ್ವನಿ ಕೇಳುಗರಿಗೆ ನಮಸ್ಕಾರ. ನಾನು ನಿಮ್ಮ ರೇಡಿಯೋ ಗೆಳತಿ ಪ್ರೀತಿ. ಕೇಳುಗರೆ ಬೆಳೆ ಬೆಲೆ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ಕೇಳುಗರೆ, ಇದು ನಿನ್ನೆಯ ಮಾರುಕಟ್ಟೆ ಬೆಲೆ. ಬೀನಿಸ್ 43 ರೂಪಾಯಿ, ಪೆನ್ಸಿಲ್ ಬೀನಿಸ್ 38 ರೂಪಾಯಿ, ಮೆಣಸಿನಕಾಯಿ 18 ರೂಪಾಯಿ, ಸೌತೆಕಾಯಿ 22 ರೂಪಾಯಿ, ಇಂಸಿ 10 ರೂಪಾಯಿ, ಸುನಾಮಿ 7 ರೂಪಾಯಿ, ಎಳವನ 5 ರೂಪಾಯಿ, ಗುಂಡು ಬದನೆಕಾಯಿ 7 ರೂಪಾಯಿ, ಕುಂಬಳಕಾಯಿ 4 ರೂಪಾಯಿ, ಹೀರೆಕಾಯಿ 20 ರೂಪಾಯಿ, ಪಡವಲಕಾಯಿ 13 ರೂಪಾಯಿ, ತೊಂಡೆಕಾಯಿ 15 ರೂಪಾಯಿ, ಹಾಗಲಕಾಯಿ 33 ರೂಪಾಯಿ, ಕಾಲಿಫ್ಲವರ್ 28 ರೂಪಾಯಿ, ಪೈರ್ 53 ರೂಪಾಯಿ, ದಪ್ಪ ಮೆಣಸಿನಕಾಯಿ 28 ರೂಪಾಯಿ, ಸೋರೆಕಾಯಿ 12 ರೂಪಾಯಿ, ಬದನೆಕಾಯಿ 12 ರೂಪಾಯಿ, ಬದನೆಕಾಯಿ 12 ರೂಪಾಯಿ, ಕೋಸು 9 ರೂಪಾಯಿ, ಸೀಮೆ ಬದನೆಕಾಯಿ 22 ರೂಪಾಯಿ, ಬೆಂಡೆಕಾಯಿ 13 ರೂಪಾಯಿ, ಟೊಮೊಟೊ 17 ರೂಪಾಯಿ. ಕೇಳುಗರೆ, ಕೇಳಿದ್ರಲ್ಲ ಕೃಷಿ ಉತ್ಪನ್ನ ಹಾಗೂ ತರಕಾರಿ ಮಾರುಕಟ್ಟೆ ಬೆಲೆಯನ್ನ. ಇಲ್ಲಿಗೆ ಬೆಳೆ ಬೆಲೆ ಕಾರ್ಯಕ್ರಮವನ್ನ ಮುಕ್ತಾಯ ಮಾಡೋಣ. ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ಬೆಳೆ ಬೆಲೆ ಕಾರ್ಯಕ್ರಮದಲ್ಲಿ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೂ ಕೇಳ್ತಾ ಇದೆ ಜನಧ್ವನಿ. ಇದು ನಿಮ್ಮ ಧ್ವನಿ, ನಿಮ್ಮ ಊರಿನ ಧ್ವನಿ, ಜನಧ್ವನಿ. ನಮಸ್ಕಾರ.

0: ನಮಸ್ಕಾರ ಶ್ರೋತೃಗಳೇ, ಇದು ನಿಮ್ಮ ನೆಚ್ಚಿನ ಹಾಗೂ ಮೈಸೂರಿನ ಮೊಟ್ಟ ಮೊದಲ ಸಮುದಾಯ ಬಾನುಲಿ ಕೇಂದ್ರ ಜನಧ್ವನಿಯಿಂದ 90.8 ಕಂಪನಾಂಕದಲ್ಲಿ ಸರಗೂರಿನಿಂದ ಪ್ರಸಾರವಾಗುತ್ತಿದೆ. ನಮಸ್ಕಾರ ಕೇಳುಗರೇ, ನಿಮ್ಮ ನೆಚ್ಚಿನ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ನಿಮ್ಮ ನಿರೂಪಕಿ ಪ್ರೀತಿ. ಇಂದಿನ ವಿಶೇಷ ಕಾರ್ಯಕ್ರಮ ಆನ್ಲೈನ್ ಶಾಪಿಂಗ್ ಜಾಗೃತಿ. ಇಂದು ಬಹುತೇಕ ಜನರು ಮೊಬೈಲ್ ಮೂಲಕ ವಸ್ತುಗಳನ್ನು ಖರೀದಿಸುತ್ತಿದ್ದಾರೆ. ಬಟ್ಟೆಗಳಿಂದ ಹಿಡಿದು ಗೃಹೋಪಯೋಗಿ ವಸ್ತುಗಳವರೆಗೆ ಎಲ್ಲವೂ ಆನ್ಲೈನ್ನಲ್ಲಿ ಲಭ್ಯ. ಆದರೆ ಸೌಲಭ್ಯ ಇದ್ದಂತೆ ಕೆಲ ಅಪಾಯಗಳು ಇವೆ. ಹಾಗಾದರೆ ಸುರಕ್ಷಿತವಾಗಿ ಆನ್ಲೈನ್ ಶಾಪಿಂಗ್ ಹೇಗೆ ಮಾಡಬೇಕು? ಇಂದಿನ ಕಾರ್ಯಕ್ರಮದಲ್ಲಿ ತಿಳಿದುಕೊಳ್ಳೋಣ. ಆನ್ಲೈನ್ ಶಾಪಿಂಗ್ನ ಲಾಭಗಳು. ಆನ್ಲೈನ್ ಖರೀದಿ ಮಾಡುವುದರಿಂದ ಸಮಯ ಉಳಿಯುತ್ತದೆ, ಹೆಚ್ಚಿನ ಆಯ್ಕೆಗಳು ಸಿಗುತ್ತವೆ, ಬೆಲೆ ಹೋಲಿಕೆ ಮಾಡಬಹುದು, ಮನೆಯ ಬಾಗಿಲಿಗೆ ವಿತರಣೆ ಸಿಗಬಹುದು. ಆದರೆ ಈ ಎಲ್ಲ ಸೌಲಭ್ಯ ಬಳಸುವಾಗ ಜಾಗ್ರತೆ ಅಗತ್ಯ. ಇಂದು ಕೆಲವರು ನಕಲಿ ವೆಬ್ಸೈಟ್ಗಳು ಮತ್ತು ಆಫರ್ಗಳ ಮೂಲಕ ಜನರನ್ನು ಮೋಸ ಮಾಡುತ್ತಿದ್ದಾರೆ. ತುಂಬಾ ಕಡಿಮೆ ಬೆಲೆಯ ಆಫರ್ಗಳು, ನಕಲಿ ವೆಬ್ಸೈಟ್ ಲಿಂಕ್ಗಳು, ಓಟಿಪಿ ಕೇಳುವ ಕರೆಗಳು, ಮುಂಗಡ ಹಣ ಕೇಳುವ ಮಾರಾಟಗಾರರು. ಒಂದು ವಿಷಯ ನೆನಪಿಡಿ, ಯಾವುದೇ ಕಂಪನಿ ಓಟಿಪಿ ಅಥವಾ ಬ್ಯಾಂಕ್ ವಿವರಗಳನ್ನು ಕೇಳುವುದಿಲ್ಲ. ಹಾಗಾದರೆ ಸುರಕ್ಷಿತ ಆನ್ಲೈನ್ ಶಾಪಿಂಗ್ನ ಸಲಹೆಗಳನ್ನು ನೋಡುವುದಾದರೆ, ವಿಶ್ವಾಸಾರ್ಹ ವೆಬ್ಸೈಟ್ಗಳಿಂದ ಮಾತ್ರ ಖರೀದಿ ಮಾಡಬಹುದು. ವೆಬ್ಸೈಟ್ ವಿಳಾಸದಲ್ಲಿ HTTPS ಇದೆಯೇ ನೋಡಿ. ಕ್ಯಾಶ್ ಆನ್ ಡೆಲಿವರಿ ಆಯ್ಕೆ ಸಾಧ್ಯವಾದರೆ ಬಳಸತೊಡಗಿರಿ. ರಿವ್ಯೂ ಮತ್ತು ರೇಟಿಂಗ್ಗಳನ್ನು ಪರಿಶೀಲಿಸಿ ಅಪರಿಚಿತ ಲಿಂಕ್ಗಳನ್ನು ಕ್ಲಿಕ್ ಮಾಡಬೇಡಿ.
1: ನಾನು ಆನ್ಲೈನಲ್ಲಿ ತುಂಬ ಕಡಿಮೆ ಬೆಲೆಗೆ ಮೊಬೈಲ್ ಒಂದನ್ನು ಆರ್ಡರ್ ಮಾಡಿದ್ದೇನೆ.
2: ಹೌದಾ? ಯಾವ ವೆಬ್ಸೈಟ್ನಿಂದ?
1: ಒಂದು ಹೊಸ ವೆಬ್ಸೈಟ್ನಿಂದ. ಹಣ ಮುಂಚಿತವಾಗಿ ಕಳಿಸ್ಬಿಟ್ಟಿದ್ದೀನಿ.
2: ರಿವ್ಯೂ ನೋಡಿದೀಯಾ?
1: ಇಲ್ಲ.
2: ಅಯ್ಯೋ, ಮುಖ್ಯವಾಗಿ ಮೊದಲು ಅದನ್ನ ನೋಡ್ಬೇಕು ತಾನೇ.
0: ಇದನ್ನೇ ಮೋಸ ಎಂದು ಕರೆಯುತ್ತಾರೆ ಶ್ರೋತೃಗಳೇ. ಖರೀದಿಸುವ ಮೊದಲು ಪರಿಶೀಲನೆ ಅತಿ ಮುಖ್ಯ. ಸರ್ಕಾರದ ಸಲಹೆಗಳು. ಬಿಲ್ ಅಥವಾ ರಶೀದಿ ಉಳಿಸಿಕೊಳ್ಳಿ. ಮೋಸವಾದರೆ ತಕ್ಷಣ ಗ್ರಾಹಕ ಸಹಾಯವಾಣಿ ಸಂಪರ್ಕಿಸಿ ಸೈಬರ್ ಕ್ರೈಂ ಪೋರ್ಟಲ್ನಲ್ಲಿ ದೂರು ನೀಡಬಹುದು. ಸೈಬರ್ ಕ್ರೈಂ ಸಹಾಯವಾಣಿ 1930. ಮತ್ತೊಮ್ಮೆ ಸೈಬರ್ ಕ್ರೈಂ ಸಹಾಯವಾಣಿ 1930.
3: ಸಮಾಪನ ಸಂದೇಶ. ಆನ್ಲೈನ್ ಶಾಪಿಂಗ್ ಒಳ್ಳೆಯದು, ಆದರೆ ಜಾಗೃತಿ ಇದ್ದರೆ ಮಾತ್ರ ಸುರಕ್ಷತೆ.
0: ಜಾಗೃತ ಗ್ರಾಹಕನೇ ಸುರಕ್ಷಿತ ಗ್ರಾಹಕ. ಕೇಳುಗರೇ, ಇದು ನಿಮ್ಮ ನೆಚ್ಚಿನ ಹಾಗೂ ಮೈಸೂರಿನ ಮೊಟ್ಟ ಮೊದಲ ಸಮುದಾಯ ಬಾನುಲಿ ಕೇಂದ್ರ ಜನಧ್ವನಿ ವತಿಯಿಂದ ಆನ್ಲೈನ್ ಶಾಪಿಂಗ್ ಜಾಗೃತಿ ಕಾರ್ಯಕ್ರಮ. ನಾನು ನಿಮ್ಮ ಬಾನುಲಿ ಗೆಳತಿ ಸ್ಫೂರ್ತಿ ಸರಗೋಡು. ಮತ್ತೆ ಭೇಟಿಯಾಗೋಣ ಮತ್ತೊಂದು ಉಪಯುಕ್ತ ಕಾರ್ಯಕ್ರಮದಲ್ಲಿ. ಅಲ್ಲಿಯವರೆಗೂ ಕೇಳ್ತಾ ಇರಿ. ನಮಸ್ಕಾರ, ಧನ್ಯವಾದಗಳು.
4: ಈ ಕಾರ್ಯಕ್ರಮವು ಭಾರತ ಸರ್ಕಾರ ಎಲೆಕ್ಟ್ರಾನಿಕ್ ಮತ್ತು ಮಾಹಿತಿ ತಂತ್ರಜ್ಞಾನ ಸಚಿವಾಲಯದ ಮಾಹಿತಿ ಭದ್ರತಾ ಶಿಕ್ಷಣ ಜಾಗೃತಿ ಕಾರ್ಯಕ್ರಮದ ಅಡಿಯಲ್ಲಿ ಪ್ರಸಾರ ಮಾಡಲಾಗುತ್ತದೆ.
5: ಏನೇ ಆಳದ ಕೆಮ್ಮು ನಿಲ್ತಾನೆ ಇಲ್ವಲ್ಲಪ್ಪ?
6: ಯಾಕೆ ಸಿದ್ದಣ್ಣ ಇಷ್ಟೊಂದು ಕೆಮ್ತಿದ್ದೀರಾ? ಡಾಕ್ಟರ್ ತೋರಿಸತ್ತಾನೆ.
7: ಬಪ್ಪ ಕುಮಾರ, ಅವನಿಗೆ ಎಷ್ಟು ಹೇಳಿದ್ರು ಅಷ್ಟೇನೆ, ಬುಕ್ ಬುಕ್ನ ಕೆಮ್ತಾನ, ಬುಗ ಬುಗ್ನ ಒಗ ಬಿಡ್ತಾನೆ ಇರ್ತಾನ.
6: ಏ ಸಿದ್ದಣ್ಣ, ಈ ಬೀಡಿ ಸಿಗರೇಟ್ ಸೇದೋದಿಂದನೇ ನಿನಗೆ ಕೆಮ್ಮ ಬಂದಿರೋದು.
7: ಬಾ ಕುಮಾರ, ಇವನಿಗೆ ಎಷ್ಟು ಹೇಳಿದ್ರು ಅಷ್ಟೇನೆ, ಈ ಕಿವಿಲಿ ಕೇಳಿ ಆ ಕಿವಿಲಿ ಬಿಡ್ತಾನ, ತಪ್ಪದೆ ಎರಡು ಕಟ್ ಬೀಡಿ ಸೇತಾನೆ ಇರ್ತಾನೆ.
6: ಏನ್ ಸಿದ್ದಣ್ಣ, ಜಿನಿಕ್ಕಿ ಎರಡು ಕಟ್ ಬೀಡಿ ಬೇಕಾ ನಿಂಗೆ?
7: ಬರೀ ಎರಡು ಕಟ್ ಬೀಡಿ ಅಲ್ಲ ಕುಮಾರ, ಕಾಸು ಹೆಚ್ಚಾಗಿದ್ರೆ ಸಿಗರೇಟು ಪಾನ್ ಪರಾಗು ಇವೆಲ್ಲನ ತಿಂತಾನೆ ಇರ್ತಾನೆ. ಯಾಕೋ
5: ಓ ಕುಮಾರ, ರಾಮೋ ನಾನು ಇದನ್ನೆಲ್ಲ ಬಿಡ್ಬೇಕು ಅಂತ ಎಷ್ಟೋ ಪ್ರಯತ್ನ ಪಡ್ತೇವನಿ ಕಣ್ರೋ, ಅದನ್ನ ಬಿಡಾಕೆ ಆಯ್ತೇ ಇಲ್ಲ, ಏನ್ ಮಾಡ್ಬೇಕು?
6: ಸಿದ್ದಣ್ಣ, ನೀ ಹಿಂಗೆ ಬೀಡಿ ಸಿಗರೇಟ್ ಸೇತಾ ಇರು, ನಿನಗೆ ಬರ್ಬಾದ ರೋಗ ಎಲ್ಲ ಬಂದ್ಬಿಡ್ತದೆ.
5: ಆ ರೋಗ ಬಂದದ್ದು? ಯಾವ್ಯಾವ ರೋಗ ಬಂದವು ಕುಮಾರ?
6: ಸಿದ್ದಣ್ಣ, ನೀ ಸೇಯೋ ಬೀಡಿ ಸಿಗರೇಟ್ ಅಲ್ಲಿ ನಿಕೋಟಿನ್ ಅನ್ನೋ ಅಂಶ ಇರುತ್ತೆ, ಅದೇನಾದ್ರೂ ನಿನ್ ದೇಹಕ್ಕೆ ಹೋಯ್ತೋ ಕ್ಯಾನ್ಸರ್, TB, ಶ್ವಾಸಕೋಶ ಕ್ಯಾನ್ಸರ್ ಇದೆಲ್ಲ ಬಂದ್ಬಿಡ್ತದೆ ನಿಂಗೆ.
5: ಅಯ್ಯೋಯ್ಯೋ, ಏನ್ ಹೇಳ್ತಿದ್ದೆ ಕುಮಾರ ನೀನು, ಇವೆಲ್ಲ ಬಂದವ?
7: ಹೂಸಿದ್ದ ನನ್ನ ಅಷ್ಟು ದಿನಗಳಿಂದ ನಿನ್ಗೆ ಏನ್ ಹೇಳ್ತಿದ್ದೆ ಹೇಳು, ಬೀಡಿ ಸಿಗರೇಟ್ ಸೇಯಬೇಡ ಅಂತ ಹೇಳ್ತಿದ್ದೆ ತಾನೇ.

0: ಇದೇನಪ್ಪ ಇದು, ಬೀದಿ ಲೋಕ ಮಾರ ಮನೆಗೆ ಕುಡ್ಕೊಂಡಾಗ ನನ್ ದುಡ್ಡು ಕೊಟ್ಬಿಟ್ಟು ನಾನೇ ರೋಗ ಕೊಂಡ್ಕೊಂಡಾಗ ಇವತ್ತಲ್ಲ ನೋಡು ಕುಮಾರ, ಇವತ್ತೇ ಸಪ್ತ ಮಾಡ್ಬಿಡ್ತೀನಿ ನಾನು. ನಾನು ಈ ಬೀಡಿ, ಸಿಗರೇಟು, ಪಾನ್ ಪರಕು, ಗುಟ್ಗ ಎಲ್ಲನೂ ಬಿಟ್ಬಿಡ್ತೀನಿ.
1: ಇದು ನಮ್ಮ ಸಿದ್ದಣ್ಣ ಅಂದ್ರೆ, ನಮ್ಮ ಸಿದ್ದಣ್ಣನ ತರನೇ ಎಲ್ಲರೂ ಶಪಥ ಮಾಡಿಬಿಟ್ರೆ ಈ ಧೂಮಪಾನ ಅನ್ನೋದನ್ನ ಸಂಪೂರ್ಣವಾಗಿ ನಾಶ ಮಾಡ್ಬಿಡ್ಬೋದು.
2: ಇದು ಕಲಾಕುಮಾರ ಮಾತು ಅಂದ್ರೆ,
3: ಧೂಮಪಾನ ತ್ಯಜಿಸಿ ಆರೋಗ್ಯದಿಂದ ಜೀವಿಸಿ, ಧೂಮಪಾನ ಬಿಟ್ಟು ಬಿಡಿ, ಸಂತೋಷ ಹರಸ ತರುವುದು ವರ್ಷವಿಡಿ. ಇದು ಸಾರ್ವಜನಿಕ ಹಿತಾಸಕ್ತಿಗಾಗಿ ಜನಧ್ವನಿ ಸಮುದಾಯ ಬಾನುಲಿ ಕೇಂದ್ರದಿಂದ ಮನವಿ.

0: ನಮಸ್ಕಾರ ಪ್ರಿಯ ಕೇಳುಗರೆ, ನೀವು ಕೇಳ್ತಾ ಇದ್ದೀರಿ ಜನಜನ ಸಮುದಾಯ ರೇಡಿಯೋ ಕೇಂದ್ರ 98.8 ಕಂಪನಾಂಕದಲ್ಲಿ ಸರಗೂರಿನಿಂದ ಪ್ರಸಾರವಾಗುತ್ತಿದೆ. ನಾನು ನಿಮ್ಮ ರೇಡಿಯೋ ಗೆಳತಿ ಪ್ರೀತಿ. ಭಾರತ ಸರ್ಕಾರ ಎಲೆಕ್ಟ್ರಾನಿಕ್ ಮತ್ತು ಮಾಹಿತಿ ತಂತ್ರಜ್ಞಾನ ಸಚಿವಾಲಯದ ಮಾಹಿತಿ ಭದ್ರತಾ ಶಿಕ್ಷಣ ಕಾರ್ಯಕ್ರಮದಡಿಯಲ್ಲಿ ಇಂದು ನಾವು ಒಂದು ಬಹಳ ಮುಖ್ಯ ವಿಷಯದ ಬಗ್ಗೆ ಮಾತನಾಡುತ್ತಿದ್ದೇವೆ. ಅದು ಸಾಮಾಜಿಕ ಜಾಲತಾಣದ ಸುರಕ್ಷತೆಯ ಕುರಿತು. ಅಂದರೆ ಸಾಮಾಜಿಕ ಜಾಲತಾಣ ಎಂದರೆ ಏನು, ಇದರಿಂದ ಆಗುವಂತಹ ತೊಂದರೆಗಳು ಹಾಗೂ ಸುರಕ್ಷತೆಯ ಕುರಿತು ತಿಳಿದುಕೊಳ್ಳೋಣ. ಇಂದು ನಾವು ಫೇಸ್ಬುಕ್, ಇನ್ಸ್ಟಾಗ್ರಾಮ್, ವಾಟ್ಸಪ್ ಮುಂತಾದ ಜಾಲತಾಣಗಳಲ್ಲಿ ಫೋಟೋಗಳು, ವಿಡಿಯೋಗಳು, ವೈಯಕ್ತಿಕ ಮಾಹಿತಿಯನ್ನು ಹಂಚಿಕೊಳ್ಳುತ್ತಿದ್ದೇವೆ. ಆದರೆ ನಾವು ಹಂಚುವ ಪ್ರತಿಯೊಂದು ಮಾಹಿತಿ ನಮ್ಮ ಸುರಕ್ಷತೆಗೆ ಸಂಬಂಧಿಸಿದೆ.
1: ನಾನು ಈಗ ಮೈಸೂರಿಗೆ ಹೋಗುತ್ತಿದ್ದೇನೆ, ಮನೆ ಖಾಲಿ ಇದೆ ಅಂತ ಪೋಸ್ಟ್ ಮಾಡಿದ್ದೇನೆ.
2: ಅಯ್ಯೋ, ಇದು ತುಂಬಾ ಅಪಾಯಕಾರಿ, ಯಾರಾದರೂ ಇದನ್ನು ನೋಡಿ ದುರುಪಯೋಗ ಮಾಡಿಕೊಳ್ಳಬಹುದು.
0: ಲೊಕೇಶನ್ ಶೇರಿಂಗ್, ಟ್ರಾವೆಲ್ ಪ್ಲಾನ್ಸ್ ಪೋಸ್ಟಿಂಗ್, ಲೈವ್ ಅಪ್ಡೇಟ್ಸ್, ಇವುಗಳು ಅಪರಾಧಿಗಳಿಗೆ ಅವಕಾಶ ಕೊಡಬಹುದು. ಫಿಶಿಂಗ್ ಮತ್ತು ನಕಲಿ ಲಾಗಿನ್ಗಳಿಂದ ಆಗುವಂತಹ ತೊಂದರೆಗಳ ಬಗ್ಗೆ ತಿಳಿದುಕೊಳ್ಳೋಣ.
2: ನನಗೆ ಇನ್ಸ್ಟಾಗ್ರಾಮ್ ಲಾಗಿನ್ ಎಕ್ಸ್ಪೈರ್ಡ್ ಆಗಿದೆ ಅಂತ ಒಂದು ಲಿಂಕ್ ಬಂದಿದೆ.
1: ಹೌದಾ, ಇದು ಫಿಶಿಂಗ್ ಅಟ್ಯಾಕ್. ಫೇಕ್ ಲಾಗಿನ್ ಪೇಜ್ ಪಾಸ್ವರ್ಡ್ ಸ್ಟೀಲ್ ಮಾಡ್ತಾರೆ.
0: ಯು ಆರ್ ಎಲ್ ತಪ್ಪಾಗಿ ಕಾಣಬಹುದು, ಉದಾಹರಣೆಗೆ instagram.com ಅಫಿಷಿಯಲ್ ಸೈಟ್ ಆಗಿ ಕಾಣಬಹುದು, ಆದರೆ ಫೇಕ್ ಆಗಿರುತ್ತದೆ. ಹಾಗೆ ಈಗ ಅಕೌಂಟ್ ಹ್ಯಾಕಿಂಗ್ ಬಗ್ಗೆ ತಿಳಿದುಕೊಳ್ಳೋಣ.
1: ಓ, ನನ್ನ ಅಕೌಂಟ್ ಹ್ಯಾಕ್ ಆಗಿದೆ, ನನ್ನ ಹೆಸರಿನಲ್ಲಿ ಮೆಸೇಜ್ ಹೋಗ್ತಿದೆ.
2: ಹೌದಾ, ನೀನು 2FA ಎನೇಬಲ್ ಮಾಡಿದೆಯಾ?
1: ಇಲ್ವಲ್ಲ.
0: 2FA ಇಲ್ಲದಿದ್ದರೆ ಅಕೌಂಟ್ ಹ್ಯಾಕ್ ಆಗುವುದು ಸುಲಭ. ಜಾಗೃತರಾಗಿರಿ, ಸುರಕ್ಷಿತರಾಗಿರಿ. ನಾವೀಗ ಸಾಮಾಜಿಕ ಜಾಲತಾಣದ ಸುರಕ್ಷತಾ ಕ್ರಮಗಳ ಬಗ್ಗೆ ತಿಳಿದುಕೊಳ್ಳೋಣ. ಮೊದಲನೆಯದಾಗಿ ಸ್ಟ್ರಾಂಗ್ ಪಾಸ್ವರ್ಡ್ ಸ್ಟ್ರಾಟಜಿ. ಕನಿಷ್ಠ 12 ಅಕ್ಷರಗಳನ್ನು ಹೊಂದಿರಬೇಕು. ಅಂದರೆ ಅಪ್ಪರ್ ಕೇಸ್, ಲೋವರ್ ಕೇಸ್, ನಂಬರ್ಸ್, ಸಿಂಬಲ್ಸ್ ಇರಿಸಿ ಪಾಸ್ವರ್ಡ್ ಇಡುವುದು ಉತ್ತಮ. ಎಕ್ಸಾಂಪಲ್, ಕರ್ನಾಟಕ @2026 #safe.
1: ಟೂ ಫ್ಯಾಕ್ಟರ್ ಅಥೆಂಟಿಕೇಶನ್, 2FA ಪಾಸ್ವರ್ಡ್ ಜೊತೆಗೆ OTP ಅಥೆಂಟಿಕೇಟರ್ ಆ್ಯಪ್ ಹ್ಯಾಕ್ ಆಗೋ ಸಾಧ್ಯತೆ ಕಡಿಮೆಯಾಗುತ್ತದೆ. ಮೂರನೆಯದಾಗಿ ಪ್ರೈವಸಿ ಸೆಟ್ಟಿಂಗ್ ಕಸ್ಟಮೈಸೇಷನ್. ಹು ಕ್ಯಾನ್ ಸಿ ಯುವರ್ ಪೋಸ್ಟ್ ಫ್ರೆಂಡ್ಸ್ ಓನ್ಲಿ, ಹು ಕ್ಯಾನ್ ಕಾಂಟ್ಯಾಕ್ಟ್ ಯು ಲಿಮಿಟ್. ಓವರ್ ಶೇರಿಂಗ್ ತಪ್ಪಿಸಲು ನಿಜವಾದ ವಿಳಾಸವನ್ನು ಹೇಳಬಾರದು, ನಮ್ಮ ಫೋನ್ ನಂಬರನ್ನು ಕೊಡಬಾರದು, ಬ್ಯಾಂಕ್ ಡೀಟೇಲ್ಸನ್ನು ನೀಡಬಾರದು ಹಾಗೂ ಟ್ರಾವೆಲ್ ಪ್ಲಾನ್ ಅನ್ನು ತಿಳಿಸಬಾರದು.
0: ಹಾಗಾದರೆ ಫೇಕ್ ಪ್ರೊಫೈಲ್ಸ್ ಗುರುತಿಸುವುದು ಹೇಗೆ? ಪ್ರೊಫೈಲ್ ಫೋಟೋ ಕಾಪಿಡ್ ಆಗಿರಬಹುದು, ಫಾಲೋವರ್ಸ್ ಕಡಿಮೆ ಆಗಿರಬಹುದು, ಹಾಗೆ ಹೊಸ ಅಕೌಂಟ್ ಎಂದು ಕಾಣಿಸಬಹುದು. ಈ ರೀತಿಯಲ್ಲಿ ಕಂಡುಬಂದರೆ ಇದನ್ನು ಫೇಕ್ ಅಕೌಂಟ್ ಎಂದು ತಿಳಿಯಬಹುದು.
1: ಅನುಮಾನಾಸ್ಪದ ಲಿಂಕ್ಗಳಿಂದ ತಪ್ಪಿಸಿಕೊಳ್ಳುವುದು ಹೇಗೆ ಎಂದರೆ, ಶಾರ್ಟ್ ಲಿಂಕ್ ಜಾಗ್ರತೆ ವಹಿಸುವುದು, ಕ್ಲಿಕ್ ಮಾಡುವ ಮೊದಲೇ ಪರಿಶೀಲನೆ ನಡೆಸುವುದು ಉತ್ತಮ.
0: ಡಿವೈಸ್ ಸೆಕ್ಯೂರಿಟಿಯನ್ನು ಹೇಗೆ ಕಾಪಾಡಿಕೊಳ್ಳಬಹುದೆಂದರೆ, ಸ್ಕ್ರೀನ್ ಲಾಕ್ ಮತ್ತು ಆ್ಯಪ್ ಲಾಕ್ ಇಡುವುದರ ಮುಖಾಂತರ ಹಾಗೂ ಸಾಮಾಜಿಕ ಜಾಲತಾಣವನ್ನು ಬಳಸಿದ ನಂತರ ಲಾಗ್ಔಟ್ ಮಾಡುವುದರ ಮುಖಾಂತರ.
1: ರೆಗ್ಯುಲರ್ ಚೆಕ್ ಹೇಗೆ ಮಾಡುವುದು, ಲಾಗಿನ್ ಆಕ್ಟಿವಿಟಿ ಚೆಕ್ ಮಾಡುವುದು, ಅನ್ನೋನ್ ಡಿವೈಸ್ ಲಾಗ್ಔಟ್ ಮಾಡುವುದು, ರಿಕವರಿ ಅವೇರ್ನೆಸ್ ಬಗ್ಗೆ ತಿಳಿದುಕೊಳ್ಳುವುದು, ಅಕೌಂಟ್ ಹ್ಯಾಕ್ ಆದಲ್ಲಿ ಏನು ಮಾಡಬೇಕು, ಪಾಸ್ವರ್ಡ್ ಚೇಂಜ್ ಮಾಡುವುದು, ಇಮೇಲ್ ವೆರಿಫೈ ಮಾಡುವುದು, ಸೈಬರ್ ಕ್ರೈಮ್ಗೆ ರಿಪೋರ್ಟ್ ನೀಡುವುದು. ಹೆಚ್ಚಿನ ಮಾಹಿತಿಗಾಗಿ 1930ಗೆ ಕರೆ ಮಾಡಿ cybercrime.gov.in ನಲ್ಲಿ ದೂರು ನೀಡುವುದು. ಸಾಮಾಜಿಕ ಜಾಲತಾಣಗಳು ನಮ್ಮ ಜೀವನವನ್ನ ಸುಲಭ ಮಾಡುತ್ತದೆ, ಆದರೆ ಸುರಕ್ಷತೆ ನಮ್ಮ ಕೈಲಿದೆ. ಜಾಗೃತಿ

0: ಜಾಗೃತರಾಗಿರಿ, ಜವಾಬ್ದಾರಿಯಿಂದ ಬಳಸಿ, ನಿಮ್ಮ ಮಾಹಿತಿಯನ್ನು ಕಾಪಾಡಿಕೊಳ್ಳಿ.
1: ಸುರಕ್ಷಿತ ಬಳಕೆ ಸುಖಕರ ಬದುಕು ಅಂತ ಹೇಳುತ್ತಾ ಇವತ್ತಿನ ಕಾರ್ಯಕ್ರಮವನ್ನು ಮುಗಿಸುತ್ತಿದ್ದೇವೆ. ಈ ಕಾರ್ಯಕ್ರಮವು ಭಾರತ ಸರ್ಕಾರ ಎಲೆಕ್ಟ್ರಾನಿಕ್ ಮತ್ತು ಮಾಹಿತಿ ತಂತ್ರಜ್ಞಾನ ಸಚಿವಾಲಯದ ಮಾಹಿತಿ ಭದ್ರತಾ ಶಿಕ್ಷಣದ ಕಾರ್ಯಕ್ರಮದಡಿಯಲ್ಲಿ ಪ್ರಸಾರವಾಗುತ್ತಿರುವ ಈ ಕಾರ್ಯಕ್ರಮ

ಇವೆ. ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ವಿಷಯದ ಬಗ್ಗೆ ತಿಳಿದುಕೊಳ್ಳೋಣ. ಅಲ್ಲಿವರೆಗೂ ಕೇಳ್ತಾ ಇರಿ ಜನಧ್ವನಿ ಸಮುದಾಯ ರೇಡಿಯೋ ಕೇಂದ್ರ 90.8 ಕಂಪನಾಂಕದಲ್ಲಿ ಸರಗುರಿನಿಂದ ಪ್ರಸಾರವಾಗುತ್ತಿದೆ. ಧನ್ಯವಾದಗಳು.

0: ಪ್ರಿಯ ಶ್ರೋತೃಗಳೇ, ಇನ್ನು ಮುಂದೆ ನಮ್ಮ ನಿಲಯದಿಂದ ವಿಜ್ಞಾನ ವಿಸ್ಮಯ. ಭಾರತದ ಮೊಸಳೆಗಳು ಎಂಬ ವಿಷಯದ ಕುರಿತು ಕುಮಾರಿ ಸ್ಫೂರ್ತಿರವರು ನಡೆಸಿಕೊಡುವ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಬನ್ನಿ ಕೇಳಿ ಬರೋಣ.
1: ಪ್ರೀತಿಯ ಜನಧ್ವನಿ ಕೇಳುಗರಿಗೆ ನಮಸ್ಕಾರ. ನಾನು ನಿಮ್ಮ ಬಾನಲಿ ಗೆಳತಿ ಸ್ಫೂರ್ತಿ ಸರಗೂರು. ಕೇಳುಗರ, ವಿಜ್ಞಾನ ವಿಸ್ಮಯ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ಕೇಳುಗರ, ಇವತ್ತಿನ ನಮ್ಮ ವಿಜ್ಞಾನ ವಿಸ್ಮಯ ಕಾರ್ಯಕ್ರಮದಲ್ಲಿ ಭಾರತದ ಮೊಸಳೆಗಳು ಎಂಬ ವಿಷಯದ ಬಗ್ಗೆ ಮಾಹಿತಿಯನ್ನು ತಿಳಿಯೋಣ. ಇಂದು ಭಾರತದಲ್ಲಿ ಮೊಸಳೆಗಳು ಅಸಾಮಾನ್ಯ ಸ್ಥಳಗಳಲ್ಲಿ ಸಾಮಾನ್ಯ ದೃಶ್ಯವಾಗಿದೆ. ಕರ್ನಾಟಕದ ಉತ್ತರ ಕನ್ನಡ ಜಿಲ್ಲೆಯ ಕೋಗಿಲಾಬಣ್ಣ ಗ್ರಾಮದ ಬೀದಿಯಲ್ಲಿ ಬೃಹತ್ ಮೊಸಳೆ ಅಡ್ಡಾಡುತ್ತಿರುವ ಮನಮೋಹಕ ದೃಶ್ಯಗಳು ಕಳೆದ ವರ್ಷ ಸಾಮಾಜಿಕ ಜಾಲತಾಣದಲ್ಲಿ ವೈರಲ್ ಆಗಿದ್ದವು. ಗೂಗಲ್ನಲ್ಲಿ ತ್ವರಿತ ಹುಡುಕಾಟ ನಡೆಸಿದರೆ ಭಾರತದ ಮೊಸಳೆಗಳ ದಾಳಿಗಳು ದೇಶಾದ್ಯಂತ ಮಾರಕ, ಮಾನವ ಮೊಸಳೆ ಸಂಘರ್ಷದ ಘಟನೆಗಳ ಕಥೆಗಳನ್ನು ಹೊರಹಾಕುತ್ತವೆ. ಆದರೆ ಸಾರ್ವಜನಿಕ ಗ್ರಹಿಕೆಗೆ ವಿರುದ್ಧವಾಗಿ ಮೊಸಳೆಗಳು ಗ್ರಹದ ಅತ್ಯಂತ ಅಪಾಯದಲ್ಲಿರುವ ಸರೀಸೃಪಗಳಲ್ಲಿ ಉಳಿದಿವೆ. 10,000 ಹೆಚ್ಚು ಸರೀಸೃಪ ಪ್ರಭೇದಗಳ ಮೊದಲ ಜಾಗತಿಕ ಮೌಲ್ಯಮಾಪನವು ಎಲ್ಲಾ ಮೊಸಳೆಗಳ ಪ್ರಭೇದಗಳಲ್ಲಿ 50% ಅಳಿವಿನ ಅಪಾಯದಲ್ಲಿದೆ ಎಂದು ಬಹಿರಂಗಪಡಿಸಿದೆ. ಭಾರತದ 3 ಮೊಸಳೆಗಳು ಉಪ್ಪಿನ ನೀರಿನ ಮೊಸಳೆ, ಮಗ್ಗರ್ ಮೊಸಳೆ ಮತ್ತು ಗರಿಯಲ್ ಅನ್ನು IUCN ಬೆದರಿಕೆ ಹಾಕಿದ ಪ್ರಭೇದಗಳ ಕೆಂಪು ಪಟ್ಟಿಯಲ್ಲಿ ಕಡಿಮೆ ಕಾಳಜಿ, ದುರ್ಬಲ ಮತ್ತು ತೀವ್ರವಾಗಿ ಅಳಿವಿನಂಚಿನಲ್ಲಿರುವುದು ಎಂದು ಪಟ್ಟಿ ಮಾಡಲಾಗಿದೆ. ವಿಶೇಷವಾಗಿ ದೇಶದಲ್ಲಿ ಮಾನವ ಮೊಸಳೆ ಸಂಘರ್ಷ ಹೆಚ್ಚುತ್ತಿರುವಾಗ ನಮ್ಮ ನದಿಗಳನ್ನು ಕಬಳಿಸುವ ಈ ಪರಭಕ್ಷಕಗಳ ಬಗ್ಗೆ ನಾವು ತಿಳಿದುಕೊಳ್ಳುವುದು ಅತ್ಯಂತ ಮುಖ್ಯವಾಗಿದೆ. ಭಾರತದ ಮೊಸಳೆ ಪ್ರಭೇದಗಳು ಈ ಸರೀಸೃಪಗಳು ಎದುರಿಸುತ್ತಿರುವ ಹಲವಾರು ಬೆದರಿಕೆಗಳು, ಮಾನವ ಮೊಸಳೆ ಸಂಘರ್ಷದ ಘಟನೆಗಳ ಹೆಚ್ಚಳಕ್ಕೆ ಕಾರಣಗಳು, ವಿವಿಧ ಮೊಸಳೆ ಸಂರಕ್ಷಣಾ ಉಪಕ್ರಮಗಳು ಮತ್ತು ಇನ್ನೂ ಹೆಚ್ಚಿನ ಬಗ್ಗೆ ನಾವು ತಿಳಿದುಕೊಳ್ಳಲೇಬೇಕು. ನದಿಮುಖ ಅಥವಾ ಉಪ್ಪಿನ ನೀರಿನ ಮೊಸಳೆಗಳು ಗ್ರಹದ ಮೇಲಿನ ಅತಿ ದೊಡ್ಡ ಮೊಸಳೆ ಪ್ರಭೇದವಾಗಿದ್ದು, ದೃಢೀಕರಿಸಿದ ವರದಿಗಳ ಪ್ರಕಾರ 8-10 ಮೀಟರ್ ಉದ್ದದ ಮೊಸಳೆಗಳಿವೆ. ಇವು ತುಲನಾತ್ಮಕವಾಗಿ ದೊಡ್ಡ ತಲೆಯನ್ನು ಹೊಂದಿದ್ದು, ಕಣ್ಣಿನಿಂದ ಮೂತಿಯ ಮಧ್ಯಭಾಗದವರೆಗೆ ಒಂದು ಜೋಡಿಯ ರೇಖೆಗಳನ್ನು ಹೊಂದಿರುತ್ತವೆ. ವಯಸ್ಕ ಮೊಸಳೆಗಳು ಸಾಮಾನ್ಯವಾಗಿ ಗಾಢ ಬಣ್ಣದಲ್ಲಿರುತ್ತವೆ ಮತ್ತು ಕೆಳಗಿನ ಪಾರ್ಶ್ವಗಳಲ್ಲಿ ತಿಳಿ ಕಂದು ಮತ್ತು ಕಪ್ಪು ಪಟ್ಟಿಗಳು ಮತ್ತು ಪಟ್ಟಿಗಳನ್ನು ಹೊಂದಿರುತ್ತವೆ. ಬಾಲಾಪರಾಧಿಗಳು ಸಾಮಾನ್ಯವಾಗಿ ಮಸುಕಾದ ಕಂದು ಬಣ್ಣದಲ್ಲಿರುತ್ತವೆ. ದೇಹ ಮತ್ತು ಬಾಲದ ಮೇಲೆ ಕಪ್ಪು ಪಟ್ಟಿಗಳು ಮತ್ತು ಚುಕ್ಕಿಗಳನ್ನು ಹೊಂದಿರುತ್ತವೆ. ಇವು ವಯಸ್ಸಾದಂತೆ ಮಸುಕಾಗುತ್ತವೆ. ಈ ಪ್ರಭೇದವು ಹೆಚ್ಚಿನ ಮೊಸಳೆಗಳಿಗಿಂತ ಹೆಚ್ಚು ಜಲಚರವಾಗಿದ್ದು, ಸಣ್ಣ ಸ್ಫೋಟಗಳ ಸಮಯದಲ್ಲಿ 12-15 ಮೈಲಿ ವೇಗದಲ್ಲಿ ಈಜುವ ಸಾಮರ್ಥ್ಯವನ್ನು ಹೊಂದಿದೆ. ಭಾರತದಲ್ಲಿ ಉಪ್ಪು ನೀರಿನ ಮೊಸಳೆಗಳು ಈಶಾನ್ಯ ಕರಾವಳಿ ಮತ್ತು ಅಂಡಮಾನ್ ದ್ವೀಪಗಳಲ್ಲಿ ಕಂಡುಬರುತ್ತವೆ. ಒಡಿಶಾದ ವನ್ಯಜೀವಿ ಅಭಯಾರಣ್ಯ ಮತ್ತು ಸುತ್ತಮುತ್ತಲ ದೊಡ್ಡ ಜನಸಂಖ್ಯೆ ಇದೆ. ಅಲ್ಲಿ ಮರು ಪರಿಚಯ ಕಾರ್ಯಕ್ರಮವು 1997 ಮತ್ತು 2009 ನಡುವೆ 2,300 ಹೆಚ್ಚು ಬಂಧಿತ ಸಾಗಣೆ ಮಾಡಿದ ಮರಿಗಳನ್ನು ಬಿಡುಗಡೆ ಮಾಡಿತು. ಮುಗ್ಗರ್ ಅಥವಾ ಮಾರ್ಷ್ ಮೊಸಳೆಯು ಭಾರತೀಯ ಉಪಖಂಡಕ್ಕೆ ಹೆಚ್ಚು ಸೀಮಿತವಾಗಿರುವ ಒಂದು ಜಾತಿಯ ಮೊಸಳೆಯಾಗಿದೆ. ಇವು ನದಿಗಳು, ಸರೋವರಗಳು, ಜೌಗು ಪ್ರದೇಶಗಳು, ನೀರಾವರಿ ಕಾಲುವೆಗಳು ಮತ್ತು ಕರಾವಳಿ ಉಪ್ಪು ನೀರಿನ ಸರೋವರಗಳು ಮತ್ತು ನದಿಮುಖಗಳು ಸೇರಿದಂತೆ ವಿವಿಧ ಸಿಹಿ ನೀರಿನ ಆವಾಸ ಸ್ಥಾನಗಳಲ್ಲಿ ಕಂಡುಬರುತ್ತವೆ. ಭಾರತದಲ್ಲಿ ಮಾರ್ಷ್ ಮೊಸಳೆಗಳು 10 ರಾಜ್ಯಗಳಿಂದ ವರದಿಯಾಗಿವೆ ಮತ್ತು ಕಾಡಿನಲ್ಲಿ ಜನಸಂಖ್ಯೆಯನ್ನು ತಾತ್ಕಾಲಿಕವಾಗಿ 3,000-5,000 ವಯಸ್ಕ ವ್ಯಕ್ತಿಗಳು ಎಂದು ಅಂದಾಜಿಸಲಾಗಿದೆ. ಯಾವುದೇ ಜೀವಂತ ಮಗ್ಗರ್ ಮೊಸಳೆಗಳು ಅಗಲವಾದ ಮೂತಿ ಹೊಂದಿರುವ ಮಧ್ಯಮ ಗಾತ್ರದ ಮೊಸಳೆಗಳು. ಇವು ಗರಿಷ್ಠ 4-5 ಮೀಟರ್ ಉದ್ದ ಇರುತ್ತವೆ. ಮಗ್ಗರ್ ಮೊಸಳೆಗಳು ರಂಧ್ರ ಅಥವಾ ಗೂಡು ಕಟ್ಟುವ ಜಾತಿಗಳಾಗಿದ್ದು ಶುಷ್ಕ ಋತುವಿನಲ್ಲಿ

0: ಕಂದ ಕಂದು ಬಣ್ಣದಲ್ಲಿರುತ್ತವೆ ಮತ್ತು ಮರಿಗಳು ತಿಳಿ ಕಂದು ಬಣ್ಣದಲ್ಲಿರುತ್ತವೆ ಮತ್ತು ಬಾಲ ಮತ್ತು ದೇಹದ ಮೇಲೆ ಕಪ್ಪು ಅಡ್ಡಪಟ್ಟಿಗಳೊಂದಿಗಿರುತ್ತವೆ. ಮಗ್ಗರ್ಗಳು ಹೆಚ್ಚಿನ ದೂರದಲ್ಲಿ ಭೂಪ್ರದೇಶದ ಪಾದಯಾತ್ರೆಗಳನ್ನು ಕೈಗೊಳ್ಳುತ್ತವೆ ಎಂದು ತಿಳಿದು ಬಂದಿದೆ. ಮೂರನೆಯದಾಗಿ ಗರಿಯಲ್ ಎಂಬ ಮೊಸಳೆ. ಗರಿಯಲ್ ಎಂಬ ಹೆಸರು ಸಂತಾನ ಅಭಿವೃದ್ಧಿ ಮಾಡುವ ಗಂಡು ಮೊಸಳೆಗಳ ಮೂತಿಯ ಮೇಲೆ ಗರವನ್ನು ಹೋಲುವ ಗುಬ್ಬಿಯಂತಹ ಚಾಚಿಕೊಂಡಿರುವ ಕಾರಣದಿಂದ ಬಂದಿದೆ. ಹಿಂದಿಯಲ್ಲಿ ಮಣ್ಣಿನ ಮಡಿಕೆ ಎಂದರ್ಥ. ಗರಿಯಲ್ ಎಂದರೆ ಗಾರವನ್ನು ಹೋಲುವ ಗೋಬಿಯಂತಹ ಚಾಚಿಕೊಂಡಿರುವ ಮೊಸಳೆ. ಮೊಸಳೆಯು ಅವುಗಳನ್ನ ಗಂಡು ಮತ್ತು ಹೆಣ್ಣು ಮೊಸಳೆಗಳ ನಡುವೆ ಗೋಚರ ವ್ಯತ್ಯಾಸವನ್ನು ಹೊಂದಿರುವ ಗ್ರಹದ ಏಕೈಕ ಮೊಸಳೆ ಪ್ರಭೇದವನ್ನಾಗಿ ಮಾಡುತ್ತದೆ. ಹೆಚ್ಚಾಗಿ ಮೀನು ತಿನ್ನುವ ಅವುಗಳ ಉದ್ದವಾದ ತೆಳ್ಳಗಿನ ಮೂತಿ ಮತ್ತು ಚೂಪಾದ ಹಲ್ಲುಗಳ ಸಾಲುಗಳು ಅವುಗಳನ್ನು ಪರಿಣಾಮಕಾರಿ ಮೀನು ಹಿಡಿಯುವವರನ್ನಾಗಿ ಮಾಡುತ್ತವೆ. ವಯಸ್ಕ ಗಾಢ ಅಲಿವ್ ಅಥವಾ ಕಂದು ಬಣ್ಣದ ಅಲಿವ್ ಬಣ್ಣವನ್ನು ಹೊಂದಿದ್ದರೆ ಮರಿಗಳು ಬೋಧು ಮಿಶ್ರಿತ ಕಂದು ಬಣ್ಣದಲ್ಲಿರುತ್ತವೆ. ಮೇಲಿನ ದೇಹದ ಮೇಲೆ 5 ಅನಿಯಮಿತ ಪಟ್ಟಿಗಳು ಮತ್ತು ಬಾಲದಲ್ಲಿ 9 ಪಟ್ಟಿಗಳನ್ನು ಹೊಂದಿರುತ್ತವೆ. ಉಪಖಂಡದ ನದಿ ಪರಿಸರ ವ್ಯವಸ್ಥೆಗಳಲ್ಲಿ ಒಂದು ಕಾಲದಲ್ಲಿ ಸಾಮಾನ್ಯವಾಗಿ ಕಂಡುಬರುತ್ತಿದ್ದ ಸ್ಥಳೀಯ ಗರಿಯಲ್ ಸಂಖ್ಯೆಯು 1940 ದಶಕದಿಂದ 90% ಕಡಿಮೆಯಾಗಿದೆ. 2006 ಕಾಡಿನಲ್ಲಿ 250 ಕಡಿಮೆ ವಯಸ್ಕ ಗರಿಯಲ್ಗಳು ಉಳಿದು ಬಂದಿವೆ. ಅಂದಿನಿಂದ ಸಂಘಟಿತ ಸಂರಕ್ಷಣಾ ಪ್ರಯತ್ನಗಳು ಫಲ ನೀಡಿವೆ. ವೈಲ್ಡ್ ಲೈಫ್ ಟ್ರಸ್ಟ್ ಆಫ್ ಇಂಡಿಯಾ ಇತ್ತೀಚಿನ ಸಮೀಕ್ಷೆಯು ಚಂಬಲ್ ನದಿಯಲ್ಲಿ ಮಾತ್ರ 1255 ಗರಿಯಲ್ಗಳನ್ನು ಕಂಡಿವೆ. ಹಾಗಾಗಿ ಕೃಷಿ ಮತ್ತು ಕೈಗಾರಿಕೆ ವಿಸ್ತರಣೆ ಮತ್ತು ನಗರಾಭಿವೃದ್ಧಿಯಂತಹ ಮಾನವಜನ್ಯ ಅಂಶಗಳಿಂದಾಗಿ ಆವಾಸ ಸ್ಥಾನ ನಷ್ಟವು ಮೊಸಳೆಗಳಿಗೆ ಪ್ರಾಥಮಿಕ ಬೆದರಿಕೆಯಾಗಿದೆ. ಮೊಸಳೆಗಳು ಹೆಚ್ಚಾಗಿ ಜೌಗು ಪ್ರದೇಶಗಳೊಂದಿಗೆ ಸಂಬಂಧ ಹೊಂದಿರುವ ಸರೀಸೃಪಗಳಾಗಿವೆ. ಇವುಗಳನ್ನು ಜಾಗತಿಕವಾಗಿ ಮುತ್ತಿಗೆ ಹಾಕಲಾಗಿದೆ, ಬಂಜರು ಭೂಮಿಗಳು ಎಂದು ಕರೆಯಲಾಗುತ್ತದೆ ಮತ್ತು ಗಣಿಗಾರಿಕೆ ಮತ್ತು ಇತರೆ ಕೈಗಾರಿಕಾ ಉದ್ದೇಶಗಳಿಗಾಗಿ ನಿರ್ದಯವಾಗಿ ಬಳಸಿಕೊಳ್ಳಲಾಗುತ್ತದೆ. ಬೇಟೆಯಾಡುವುದು ಮತ್ತು ಬೇಟೆಯಾಡುವ ಮೂಲಕ ಅಭಿವೃದ್ಧಿ ಹೊಂದುತ್ತಿರುವ ಮೊಸಳೆಗಳ ಜನಸಂಖ್ಯೆಯನ್ನು ಅಡ್ಡಿಪಡಿಸುವುದು ಮತ್ತೊಂದು ಪ್ರಬಲ ಬೆದರಿಕೆಯಾಗಿದೆ. ಚರ್ಮದ ಉತ್ಪನ್ನಗಳನ್ನು ಉತ್ಪಾದಿಸಲು ಕಪ್ಪು ಮಾರುಕಟ್ಟೆಯಲ್ಲಿ ಮೊಸಳೆ ಚರ್ಮವು ಅಮೂಲ್ಯವಾದ ಆಸ್ತಿಯಾಗಿದೆ. ನದಿಗಳಲ್ಲಿ ತೀವ್ರವಾದ ಮೀನುಗಾರಿಕೆ ಪದ್ಧತಿಗಳು ಮೊಸಳೆಗಳ ಸಂಖ್ಯೆಯನ್ನು ಕಡಿಮೆ ಮಾಡುವ, ಅವುಗಳ ಆಹಾರ ಪೂರೈಕೆಯನ್ನು ಕಡಿಮೆ ಮಾಡುವ ಮತ್ತು ನೇರವಾಗಿ ಮನುಷ್ಯರ ವಿರುದ್ಧ ಅವುಗಳನ್ನು ಎತ್ತಿಕಟ್ಟಲು ಕಾರಣವಾಗುವ ಮತ್ತೊಂದು ನಕಾರಾತ್ಮಕ ಮಾನವಜನ್ಯ ಪ್ರಭಾವವಾಗಿದೆ. 1975 ಕೇಂದ್ರ ಅರಣ್ಯ ಮತ್ತು ಪರಿಸರ ಸಚಿವಾಲಯವು ಮತ್ತು ವಿಶ್ವಸಂಸ್ಥೆಯ ಅಭಿವೃದ್ಧಿ ಕಾರ್ಯಕ್ರಮವು ಬಿತಾರ್ಕನಿಕಾ ರಾಷ್ಟ್ರೀಯ ಉದ್ಯಾನವನದಲ್ಲಿ ಉಪ್ಪು ನೀರಿನ ಮೊಸಳೆಗಳ ಸಂತಾನೋತ್ಪತ್ತಿ ಮತ್ತು ಪಾಲನೆ ಯೋಜನೆಯನ್ನು ಪ್ರಾರಂಭಿಸಿತು. 1974 ಕೇವಲ 96 ಹೆಚ್ಚಿದ್ದ ಸ್ಥಳೀಯ ಮೊಸಳೆಗಳ ಸಂಖ್ಯೆಯು 2001 1768 ಏರಿತು. ಸಂಖ್ಯೆಗಳು ಹೆಚ್ಚುತ್ತಿರುವಾಗ ಉಬ್ಬುತ್ತಿರುವ ಮೊಸಳೆಗಳ ಸಂಖ್ಯೆಯು ಉದ್ಯಾನವನದಲ್ಲಿನ ಜಲಮೂಲಗಳ ಸಾಗಿಸುವ ಸಾಮರ್ಥ್ಯವನ್ನು ಮೀರಿದೆ ಎಂದು ಸಾಬೀತಾಗಿದೆ. ಇದು ಈ ಸರೀಸೃಪಗಳು ಮಾನವ ಪ್ರಾಬಲ್ಯದ ಸ್ಥಳಗಳಿಗೆ ಪ್ರವೇಶಿಸುವುದರಿಂದ ಸಂಕಷ್ಟದ ಘಟನೆಗಳು ಹೆಚ್ಚಾಗಲು ಕಾರಣವಾಗಿದೆ. ಗುಜರಾತ್ನಲ್ಲಿ ಮಗ್ಗರ್ ಜನಸಂಖ್ಯೆಯು ಇದೇ ರೀತಿ ಕಥೆಯನ್ನು ಹೇಳುತ್ತದೆ. ರಾಜ್ಯದ ಜಲಮೂಲಗಳು ಈಗ 1500 ಹೆಚ್ಚು ವ್ಯಕ್ತಿಗಳಿಗೆ ನೆಲೆಯಾಗಿದೆ. ಅದೇ ಸಮಯದಲ್ಲಿ ಚಂಬಲ್ ಮತ್ತು ಗಂಡಕ್ ಎರಡರಲ್ಲೂ ಗರಿಯಲ್ ಚೇತರಿಕೆ ಯೋಜನೆಗಳ ಯಶಸ್ಸು ಈ ತೀವ್ರವಾಗಿ ಅಳಿವಿನಲ್ಲಿರುವ ಪ್ರಭೇದಗಳ ಜನಸಂಖ್ಯೆಯು ಬೆಳೆಯುತ್ತಲೇ ಇರುತ್ತದೆ ಎಂಬ ಭರವಸೆಯನ್ನು ನೀಡುತ್ತದೆ. ಕೇಳಿದ್ರಲ್ಲ ಇಷ್ಟೋತ್ತಮ ವಿಜ್ಞಾನ ವಿಸ್ಮಯ ಕಾರ್ಯಕ್ರಮದಲ್ಲಿ ಭಾರತದ ಮೊಸಳೆಗಳು ಎಂಬ ವಿಷಯದ ಬಗ್ಗೆ ಮಾಹಿತಿಯನ್ನ ಕೇಳ್ತಾ ಇದ್ರಿ. ಇಲ್ಲಿಗೆ ಇವತ್ತಿನ ವಿಜ್ಞಾನ ವಿಸ್ಮಯ ಕಾರ್ಯಕ್ರಮವನ್ನು ಮುಕ್ತಾಯ ಮಾಡೋಣ. ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ವಿಜ್ಞಾನ ವಿಸ್ಮಯ ಕಾರ್ಯಕ್ರಮದಲ್ಲಿ ಮತ್ತೆ ಭೇಟಿಯಾಗೋಣ ಅಂತ ಹೇಳ್ತಾ ಅಲ್ಲಿಯವರೆಗೂ ಕೇಳ್ತಾ ಇರಿ ಚನ್ನಧ್ವನಿ. ಇದು ನಿಮ್ಮ ಧ್ವನಿ, ಮೋರಿನ ಧ್ವನಿ, ಚನ್ನಧ್ವನಿ. ನಮಸ್ಕಾರ.
1: ಪ್ರಿಯ ಕೇಳುಗರೆ, ಇದುವರೆಗೂ ಭಾರತದ ಮೊಸಳೆಗಳು ಎಂಬ ವಿಷಯದ ಕುರಿತು ಕುಮಾರಿ ಸ್ಫೂರ್ತಿರವರು ನಡೆಸಿಕೊಟ್ಟ ವಿಜ್ಞಾನ ವಿಸ್ಮಯ ಕಾರ್ಯಕ್ರಮ ಬಿತ್ತರಗೊಂಡಿತು.

ಪ್ರಿಯ ಶ್ರೋತೃಗಳೇ, ಇನ್ನು ಮುಂದೆ ನಮ್ಮ ನಿಲಯದಿಂದ ಗುವಾಹಟಿಯ ನವಗ್ರಹ ದೇವಾಲಯ ಬ್ರಹ್ಮನ ಅಧ್ಯಯನದ ತಾಣ ಎಂಬ ವಿಷಯದ ಕುರಿತು ಶ್ರೀಯುತ ಪ್ರಕಾಶ್ ರವರು ನಡೆಸಿಕೊಡುವ ಜ್ಞಾನಸುಧಾ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಬನ್ನಿ ಕೇಳಿ ಬರೋಣ.

ಪ್ರಿಯ ಜನಧ್ವನಿ ಕೇಳುವರಿಗೆಲ್ಲ ನಮಸ್ಕಾರ. ಇದು ಜನಧ್ವನಿ ರೇಡಿಯೋ. ಇದು 90.8 ಕಂಪನಾಂಕದಲ್ಲಿ ಸರಗೋಡಿನಿಂದ ಪ್ರಸಾರವಾಗುತ್ತಿದೆ. ನಾನು ನಿಮ್ಮ ಬಾನುಲಿ ಗೆಳೆಯ ಪ್ರಕಾಶ್ ಸರಗೋರು. ಎಂದಿನಂತೆ ತಮ್ಮೆಲ್ಲರಿಗೂ ಜ್ಞಾನಸುಧಾ ಕಾರ್ಯಕ್ರಮಕ್ಕೆ ಪ್ರೀತಿಪೂರ್ವಕ ಸ್ವಾಗತವನ್ನು ಕೋರುತ್ತಿದ್ದೇನೆ. ಪ್ರಿಯ ಕೇಳುಗರೆ, ಇಂದಿನ ನಮ್ಮ ಜ್ಞಾನಸುಧಾ ಕಾರ್ಯಕ್ರಮದಲ್ಲಿ ಗುವಾಹಟಿಯ ನವಗ್ರಹ ದೇವಾಲಯ, ಬ್ರಹ್ಮನ ಅಧ್ಯಯನದ ತಾಣ ಎಂಬ ವಿಷಯದ ಕುರಿತು ಮಾಹಿತಿಯನ್ನ ತಿಳಿದು ಬರೋಣ. ಅಸ್ಸಾಂನ ಗುವಾಹಟಿಯ ಹಸಿರ ಹೊದಿಕೆಯ ನಿಸರ್ಗದ ಮಡಿಲಿನಲ್ಲಿ ಚಿತ್ರಾಚಲ ಎಂಬ ಪ್ರಶಾಂತ ಬೆಟ್ಟವಿದೆ. ಆ ಬೆಟ್ಟದ ತುದಿಯಲ್ಲೊಂದು ಪ್ರಾಚೀನ ಹಾಗೂ ವಿಸ್ಮಯಕಾರಿಯಾದ ತಾಣವಿದೆ. ಅದೇ ನವಗ್ರಹ ದೇವಾಲಯ. ಈ ಪವಿತ್ರ ಕ್ಷೇತ್ರಕ್ಕೆ ಕಾಲಿಡುವುದೆಂದರೆ ಕೇವಲ ದೇವಾಲಯದ ದರ್ಶನವಲ್ಲ, ಅದು ಪುರಾಣ, ಖಗೋಳಶಾಸ್ತ್ರ ಮತ್ತು ಬ್ರಹ್ಮಾಂಡದ ಗೂಢ ರಹಸ್ಯಗಳ ಆಳಕ್ಕಿಳಿಯುವ ಒಂದು ದೈವಿಕ ಯಾತ್ರೆ. ಈ ಕ್ಷೇತ್ರದ ಉಗಮದ ಹಿಂದೆ ಒಂದು ಪೌರಾಣಿಕ ಹಿನ್ನೆಲೆ ಇದೆ. ಕಾಲಿಕ ಪುರಾಣದ ಪ್ರಕಾರ ಸೃಷ್ಟಿಕರ್ತನಾದ ಬ್ರಹ್ಮದೇವನು ಈ ಭೂಮಂಡಲವನ್ನು ನಿರ್ಮಿಸಲು ಸಂಕಲ್ಪಿಸಿದಾಗ ಬ್ರಹ್ಮಾಂಡದ ಶಕ್ತಿಗಳನ್ನು ಸಮತೋಲನದಲ್ಲಿಡಲು ಆಯ್ದುಕೊಂಡ ಪವಿತ್ರ ಸ್ಥಳ ಈ ಚಿತ್ರಾಚಲ ಬೆಟ್ಟ. ಬ್ರಹ್ಮದೇವನು ಇಲ್ಲಿ ಕುಳಿತು ನಕ್ಷತ್ರಗಳು ಹಾಗೂ ಆಕಾಶಕಾಯಗಳ ಚಲನವಲನಗಳನ್ನು ಅಭ್ಯಾಸ ಮಾಡಿದನಂತೆ. ನವಗ್ರಹಗಳಾದ ಸೂರ್ಯ, ಚಂದ್ರ, ಮಂಗಳ, ಬುಧ, ಗುರು, ಶುಕ್ರ, ಶನಿ, ರಾಹು ಮತ್ತು ಕೇತುಗಳ ಶಕ್ತಿಯನ್ನು ನಿಯಂತ್ರಿಸಿ ಲೋಕ ಕಲ್ಯಾಣ ಮಾಡಲು ಆತ 9 ಗ್ರಹಗಳ ಪ್ರತೀಕವಾಗಿ 9 ಶಿವಲಿಂಗಗಳನ್ನು ಸ್ವತಃ ಪ್ರತಿಷ್ಠಾಪಿಸಿದನು. ಬ್ರಹ್ಮನೇ ಇಲ್ಲಿ ಗ್ರಹ ನಕ್ಷತ್ರಗಳ ಜ್ಯೋತಿಷ್ಯ ಅಧ್ಯಯನ ನಡೆಸಿದ್ದರಿಂದ ಈ ನಗರಕ್ಕೆ ಪೂರ್ವದ ಜ್ಯೋತಿಷ್ಯದ ಅಥವಾ ಬೆಳಕಿನ ನಗರಿ ಎಂಬ ಹೆಸರು ಶಾಶ್ವತವಾಯಿತು. ಇನ್ನೊಂದು ಐತಿಹ್ಯದಂತೆ ದಕ್ಷ ಯಜ್ಞದ ನಂತರ ಸತಿದೇವಿಯ ದೇಹತ್ಯಾಗ ಹಾಗೂ ರುದ್ರ ತಾಂಡವದ ಕಥೆಯು ಇದಕ್ಕೆ ಬೆಸೆದುಕೊಂಡಿದೆ. ಸತಿದೇವಿಯ ದೇಹದ ಯೋನಿ ಭಾಗವು ಸಮೀಪದ ಕಾಮಾಖ್ಯ ಬೆಟ್ಟದ ಮೇಲೆ ಬಿದ್ದಾಗ ಆ ಅಪಾರ ಶಕ್ತಿಪೀಠದ ತೇಜಸ್ಸನ್ನು ನಿಯಂತ್ರಿಸಲು ಮತ್ತು ಬ್ರಹ್ಮಾಂಡದ ಶಕ್ತಿಯನ್ನು ಸಮತೋಲನಗೊಳಿಸಲು ಚಿತ್ರಾಚಲ ಬೆಟ್ಟದಲ್ಲಿ ನವಗ್ರಹ ಲಿಂಗಗಳ ಆರಾಧನೆ ಆರಂಭವಾಯಿತು ಎಂಬ ಪ್ರತೀತಿ ಇದೆ. ಜ್ಯೋತಿಷ್ಯದ ಪ್ರಕಾರ ನವಗ್ರಹಗಳು ಪರಮೇಶ್ವರನ ಅಧೀನದಲ್ಲಿದ್ದು ಗ್ರಹದೋಷ ನಿವಾರಣೆಗೆ ಶಿವನ ಆರಾಧನೆಯೇ ಪರಮೌಷಧ. ಬೆಟ್ಟದ ಮೆಟ್ಟಿಲುಗಳನ್ನು ಹೇರಿ ದೇವಾಲಯದ ಗರ್ಭಗುಡಿಯನ್ನು ಪ್ರವೇಶಿಸಿದಾಗ ಅಲ್ಲಿನ ನಿಶ್ಶಬ್ದ ಮತ್ತು ಸಾತ್ವಿಕ ಕಂಪನಗಳು ಮನಸ್ಸನ್ನು ಆವರಿಸುತ್ತವೆ. ಸಾಮಾನ್ಯವಾಗಿ ನವಗ್ರಹಗಳನ್ನು ಬೇರೆ ಬೇರೆ ಮೂರ್ತಿಗಳ ರೂಪದಲ್ಲಿ ಕಾಣುವ ನಮಗೆ ಇಲ್ಲಿ 9 ಶಿವಲಿಂಗಗಳು ಒಟ್ಟಾಗಿ 9 ವಿಶಿಷ್ಟ ಬಣ್ಣಗಳ ವಸ್ತ್ರಗಳಿಂದ ಅಲಂಕೃತಗೊಂಡು ವೃತ್ತಾಕಾರದಲ್ಲಿ ಪ್ರತಿಷ್ಠಾಪಿಸಲ್ಪಟ್ಟಿರುವುದು ವಿಶಿಷ್ಟ ಅನುಭವ. ಮಂದದೀಪಗಳ ಬೆಳಕಿನಲ್ಲಿ ಆ 9 ಲಿಂಗಗಳನ್ನು ಏಕಕಾಲದಲ್ಲಿ ದರ್ಶಿಸಿದಾಗ ಸಿಗುವ ಶಾಂತಿ ಮತ್ತು ನೆಮ್ಮದಿ ಪದಗಳಲ್ಲಿ ಹೇಳಲಾಗದು. ಸಾವಿರಾರು ವರ್ಷಗಳ ಹಿಂದೆಯೇ ನಮ್ಮ ಪೂರ್ವಜರು ಬ್ರಹ್ಮಾಂಡವನ್ನು ತಮ್ಮಿಂದ ಬೇರೆ ಯಾವುದೆಂದು ಭಾವಿಸದೆ ಗ್ರಹ ನಕ್ಷತ್ರಗಳು ನಮ್ಮ ಕರ್ಮ, ಬದುಕು ಮತ್ತು ಆಧ್ಯಾತ್ಮಿಕ ಪಯಣದೊಂದಿಗೆ ಬೆಸೆದುಕೊಂಡಿವೆ ಎಂಬುದನ್ನು ಕಂಡುಕೊಂಡಿದ್ದರು. ವಿಜ್ಞಾನ ಮತ್ತು ಭಕ್ತಿಯ ಈ ಅದ್ಭುತ ಸಮಾಗಮವೇ ನವಗ್ರಹ ದೇವಾಲಯ. ನೀವು ಗುವಾಹಟಿಗೆ ಪ್ರಯಾಣಿಸಿದರೆ ಚಿತ್ರಾಚಲ ಬೆಟ್ಟದ ಈ ಪಾವನ ಕ್ಷೇತ್ರಕ್ಕೆ ಭೇಟಿ ನೀಡುವುದನ್ನು ಮರೆಯಬೇಡಿ. ಅಲ್ಲಿನ ದೈವಿಕ ಸ್ಪಂದನ ನಿಮ್ಮ ಹೃದಯದಲ್ಲಿ ಶಾಶ್ವತವಾಗಿ ಉಳಿಯುತ್ತದೆ. ಪ್ರಾಚೀನ ಕಾಲದಲ್ಲಿ

ಶಕಾಯಗಳನ್ನು ಕೇವಲ ಕಣ್ಣು ಮುಚ್ಚಿ ನಂಬದೆ ಖಗೋಳಶಾಸ್ತ್ರ ಮತ್ತು ಗಣಿತದ ಮೂಲಕ ಅಧ್ಯಯನ ಮಾಡಲಾಗಿತ್ತು. ಹಿಂದಿನ ಡಿಜಿಟಲ್ ಯುಗದಲ್ಲೂ ನಾವು ಕುರುಡು ನಂಬಿಕೆಗಳಿಗೆ ಒಳಗಾಗದೆ ನಮ್ಮ ಪರಂಪರೆಯಲ್ಲಿರುವ ವೈಜ್ಞಾನಿಕ ದೃಷ್ಟಿಕೋನವನ್ನು ಅರ್ಥ ಮಾಡಿಕೊಂಡು ವಿಜ್ಞಾನ ಮತ್ತು ನಂಬಿಕೆಯನ್ನು ಸಮತೋಲನದಲ್ಲಿ ಕಾಯ್ದುಕೊಳ್ಳಬಹುದು. ಗ್ರಹಗಳು ಮತ್ತು ನಿಸರ್ಗದ ಚಕ್ರವು ನಮ್ಮ ದೇಹ ಹಾಗೂ ಮನಸ್ಸಿನ ಮೇಲೆ ನೇರ ಪರಿಣಾಮ ಬೀರುತ್ತವೆ ಎಂಬುದನ್ನು ಈ ದೇವಾಲಯ ನೆನಪಿಸುತ್ತದೆ. ಸೂರ್ಯೋದಯಕ್ಕೆ ಮುನ್ನ ಹೇಳುವುದು, ನೈಸರ್ಗಿಕ ಬೆಳಕಿಗೆ ಮೈಯೊಡ್ಡುವುದು ಮತ್ತು ಋತುಮಾನಕ್ಕೆ ತಕ್ಕಂತೆ ಆಹಾರ ಸೇವಿಸುವಂತಹ ಶಿಸ್ತನ್ನು ರೂಢಿಸಿಕೊಳ್ಳುವುದರಿಂದ ಹಿಂದಿನ ದಿನಗಳಲ್ಲಿ ಅನೇಕರನ್ನು ಕಾಡುತ್ತಿರುವ ಜೀವನ ಶೈಲಿಯ ಕಾಯಿಲೆಗಳಿಂದ ದೂರವಿರಬಹುದು. ಮನುಷ್ಯ ಜನ್ಮದ ಬಗ್ಗೆ, ಅದನ್ನು ಸಾರ್ಥಕವಾಗಿ ಬದುಕುವ ಬಗ್ಗೆ ನಮ್ಮ ಪೂರ್ವಜರಿಗೆ ಇದ್ದ ಜ್ಞಾನ ಅಪಾರವಾದದ್ದು. ಅದನ್ನು ಬಹಳ ಪರಿಶ್ರಮದಿಂದ ಅವರು ನಮಗೆ ಕೊಡುಗೆಯಾಗಿ ನೀಡಿ ಹೋಗಿದ್ದಾರೆ. ಅವುಗಳ ಮಹತ್ವವನ್ನು ಅರಿತು ನಮ್ಮ ಜೀವನದಲ್ಲಿ ಅವುಗಳನ್ನು ಅಳವಡಿಸಿಕೊಳ್ಳುವ ಪ್ರಾಮಾಣಿಕ ಪ್ರಯತ್ನ ಮಾಡಿದಾಗ ನಮ್ಮ ಜೀವನವು ಔನ್ನತ್ಯಕ್ಕೇರುತ್ತದೆ. ಪ್ರಿಯ ಕೇಳುಗರೆ, ಕೇಳದಲ್ಲಿಷ್ಟೊತ್ತು ಗುವಾಹಟಿಯ ನವಗ್ರಹ ದೇವಾಲಯ ಬ್ರಹ್ಮನ ಅಧ್ಯಯನದ ತಾಣ ಎಂಬ ವಿಷಯದ ಕುರಿತ ಜ್ಞಾನಸುಧಾ ಕಾರ್ಯಕ್ರಮ ಹಾಗೂ ಮತ್ತೊಂದು ಜ್ಞಾನಸುಧಾ ಕಾರ್ಯಕ್ರಮದಲ್ಲಿ ಮತ್ತೊಂದು ವಿಚಾರ ಜೊತೆ ಭೇಟಿಯಾಗ್ತೀನಿ. ಅಲ್ಲಿಯವರೆಗೆ ಕೇಳ್ತೀರಿ ಜನಧ್ವನಿ. ಇದು ನಿಮ್ಮ ನೆಚ್ಚಿನ ಹಾಗೂ ಮೈಸೂರಿನ ಮೊಟ್ಟ ಮೊದಲ ಸಮುದಾಯ ಬಾನುಲಿ ಕೇಂದ್ರ 90.8 ಕಂಪನಾಂಕದಲ್ಲಿ ಸರಗೂರಿನಿಂದ ಪ್ರಸಾರವಾಗುತ್ತಿದೆ. ನಮಸ್ಕಾರ.

ಪ್ರಿಯ ಕೇಳುಗರೇ, ಇದುವರೆಗೂ ಗುವಾಹಟಿಯ ನವಗ್ರಹ ದೇವಾಲಯ ಬ್ರಹ್ಮನ ಅಧ್ಯಯನದ ತಾಣ ಎಂಬ ವಿಷಯದ ಕುರಿತು ಶ್ರೀಯುತ ಪ್ರಕಾಶ್ ರವರು ನಡೆಸಿಕೊಟ್ಟ ಜ್ಞಾನಸುಧ ಕಾರ್ಯಕ್ರಮ ಬಿತ್ತರಗೊಂಡಿತು.

ಆಕಾಶವಾಣಿ ವಾರ್ತೆಗಳು ಓದುತ್ತಿರುವವರು ಸುಗುಣ ಸತೀಶ. ಮುಖ್ಯಾಂಶಗಳು. ಬೆಲ್ಜಿಯಂ ಪ್ರಧಾನಿ ಅವರೊಂದಿಗೆ ಪ್ರಧಾನಿ ನರೇಂದ್ರ ಮೋದಿ ದ್ವಿಪಕ್ಷೀಯ ಮಾತುಕತೆ ಪ್ರಗತಿಯಲ್ಲಿ. ಶ್ರೀಹರಿಕೋಟಾದಿಂದ ನಾಳೆ EOS-05 ಭೂ ವೀಕ್ಷಣಾ ಉಪಗ್ರಹ ಉಡಾವಣೆ. ಅಮೆರಿಕದಲ್ಲಿ ಜನ್ಮಸಿದ್ಧ ಪೌರತ್ವ ಹಕ್ಕು ನಿಯಂತ್ರಿಸುವ ಡೊನಾಲ್ಡ್ ಟ್ರಂಪ್ ಪ್ರಯತ್ನಕ್ಕೆ ಫೆಡರಲ್ ನ್ಯಾಯಾಲಯ ತಡೆ. ಚೀನಾ ಮಾಸ್ಟರ್ಸ್ ಬ್ಯಾಡ್ಮಿಂಟನ್ ಪುರುಷರ ಸಿಂಗಲ್ಸ್ ವಿಭಾಗದ ಕ್ವಾರ್ಟರ್ ಫೈನಲ್ಗೆ ಕಿಡಂಬಿ ಶ್ರೀಕಾಂತ್ ಲಗ್ಗೆ. ವಾರ್ತೆಗಳ ವಿವರ. ಪ್ರಧಾನಿ ನರೇಂದ್ರ ಮೋದಿ ನವದೆಹಲಿಯಲ್ಲಿಂದು

0: ಬೆಲ್ಜಿಯಂ ಪ್ರಧಾನಿ ಬಾರ್ಟ್ ಡಿ ವೆವರ್ ಅವರನ್ನು ಭೇಟಿಯಾಗಿದ್ದು ದ್ವಿಪಕ್ಷೀಯ ಮಾತುಕತೆ ಪ್ರಗತಿಯಲ್ಲಿದೆ. ಉಭಯ ದೇಶಗಳ ನಡುವೆ ವಿವಿಧ ಕ್ಷೇತ್ರಗಳಲ್ಲಿ ದ್ವಿಪಕ್ಷೀಯ ಸಂಬಂಧಗಳ ಬಲವರ್ಧನೆ ಜೊತೆಗೆ ಪರಸ್ಪರ ಆಸಕ್ತಿಯ ಪ್ರಾದೇಶಿಕ ಮತ್ತು ಜಾಗತಿಕ ವಿಷಯಗಳ ಕುರಿತು ಚರ್ಚೆ ಕೇಂದ್ರೀಕೃತವಾಗಿದೆ. ಇದಕ್ಕೂ ಮುನ್ನ ಬೆಲ್ಜಿಯಂ ಪ್ರಧಾನಿ ರಾಜ್ಘಾಟ್ಗೆ ತೆರಳಿ ಮಹಾತ್ಮ ಗಾಂಧಿ ಅವರ ಸ್ಮಾರಕಕ್ಕೆ ಗೌರವ ನಮನ ಸಲ್ಲಿಸಿದರು. ಬೆಲ್ಜಿಯಂ ಪ್ರಧಾನಿ 3 ದಿನಗಳ ಭಾರತ ಭೇಟಿಗಾಗಿ ನಿನ್ನೆ ರಾತ್ರಿ ನವದೆಹಲಿಗೆ ಆಗಮಿಸಿದರು. ಅವರೊಂದಿಗೆ ಬೆಲ್ಜಿಯಂ ರಕ್ಷಣಾ ಸಚಿವ ಥಿಯೋ ಫ್ರಾಂಕನ್ ಕೂಡ ಆಗಮಿಸಿದ್ದಾರೆ. ಕಳೆದ ವರ್ಷ ಫೆಬ್ರವರಿಯಲ್ಲಿ ಅಧಿಕಾರ ವಹಿಸಿಕೊಂಡ ನಂತರ ಇದು ಬಾರ್ಟ್ ಡಿ ವೆವರ್ ಅವರ ಮೊದಲ ಭಾರತ ಭೇಟಿಯಾಗಿದೆ. ಭಾರತ ಐರೋಪ್ಯ ಒಕ್ಕೂಟದ ಮುಕ್ತ ವ್ಯಾಪಾರ ಒಪ್ಪಂದದ ಸಂದರ್ಭದಲ್ಲಿ ಭಾರತೀಯ ಕೈಗಾರಿಕಾ ವ್ಯವಹಾರಗಳ ಒಕ್ಕೂಟದ ಕಾರ್ಯಕ್ರಮದಲ್ಲಿ ಅವರು ಪ್ರಮುಖ ಭಾಷಣ ಮಾಡಲಿದ್ದಾರೆ. ಈ ಭೇಟಿಯು ಭಾರತ ಬೆಲ್ಜಿಯಂ ಪಾಲುದಾರಿಕೆಯನ್ನು ಮತ್ತಷ್ಟು ಬಲಪಡಿಸಲು ಹಾಗೂ ವ್ಯಾಪಾರ ಮತ್ತು ಹೂಡಿಕೆ, ರಕ್ಷಣೆ ಮತ್ತು ಭದ್ರತೆ, ನವೀಕರಿಸಬಹುದಾದ ಇಂಧನ ಸೇರಿದಂತೆ ಪರಸ್ಪರ ಆಸಕ್ತಿಯ ಕ್ಷೇತ್ರಗಳಲ್ಲಿ ಸಹಕಾರವನ್ನು ಮುನ್ನಡೆಸಲು ಅವಕಾಶವನ್ನು ಒದಗಿಸುತ್ತದೆ. ಭಾರತ ಮತ್ತು ಬೆಲ್ಜಿಯಂ ಪರಸ್ಪರ ಗೌರವ, ಪ್ರಜಾಪ್ರಭುತ್ವ ಮೌಲ್ಯಗಳು ಮತ್ತು ನಿಯಮ ಆಧಾರಿತ ಜಾಗತಿಕ ಕ್ರಮಕ್ಕೆ ತಮ್ಮ ಬದ್ಧತೆಯನ್ನು ಹಾಗೂ ದೀರ್ಘಕಾಲೀನ ಸಂಬಂಧಗಳನ್ನು ಹೊಂದಿವೆ ಎಂದು ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಹೇಳಿದ್ದಾರೆ. ನವದೆಹಲಿಯಲ್ಲಿಂದು ಬೆಲ್ಜಿಯಂ ರಕ್ಷಣಾ ಸಚಿವ ಥಿಯೋ ಫ್ರಾಂಕನ್ ಅವರೊಂದಿಗೆ ನಿಯೋಗ ಮಟ್ಟದ ಮಾತುಕತೆ ಉದ್ದೇಶಿಸಿ ಮಾತನಾಡಿದ ಅವರು, ಜಗತ್ತು ಭೌಗೋಳಿಕ ಮತ್ತು ಆರ್ಥಿಕ ಪ್ರಕ್ಷುಬ್ಧತೆಯನ್ನು ಎದುರಿಸುತ್ತಿದ್ದು ಈ ಸಮಯದಲ್ಲಿ ಸವಾಲುಗಳನ್ನು ನಿಭಾಯಿಸುವ ಅಗತ್ಯವಿದೆ ಎಂದು ಪ್ರತಿಪಾದಿಸಿದರು. ಇಂತಹ ಸಂದರ್ಭದಲ್ಲಿ ಬೆಲ್ಜಿಯಂನಂತಹ ಪ್ರಮುಖ ಪಾಲುದಾರ ರಾಷ್ಟ್ರದ ನಾಯಕರನ್ನು ಭೇಟಿಯಾಗುವುದು ಹಾಗೂ ಪರಸ್ಪರ ಅಭಿಪ್ರಾಯಗಳನ್ನು ವಿನಿಮಯ ಮಾಡಿಕೊಳ್ಳಲು ಈ ಸಭೆಯು ಉಪಯುಕ್ತ ಅವಕಾಶ ಒದಗಿಸುತ್ತದೆ ಎಂದು ಸಚಿವ ರಾಜನಾಥ್ ಸಿಂಗ್ ಹೇಳಿದ್ದಾರೆ. ಇಒಎಸ್ 05 ಭೂ ವೀಕ್ಷಣಾ ಉಪಗ್ರಹವನ್ನು ನಾಳೆ ಉಡಾವಣೆ ಮಾಡಲಾಗುವುದು. ಶ್ರೀಹರಿಕೋಟಾದ ಸತೀಶ್ ಧವನ್ ಬಾಹ್ಯಾಕಾಶ ಕೇಂದ್ರದಿಂದ ಜಿಎಸ್ಎಲ್ವಿ F-17 ರಾಕೆಟ್ ಮೂಲಕ ಉಪಗ್ರಹ ಬೆಳಗಿನ ಜಾವ 2:55ಕ್ಕೆ ಉಡಾವಣೆಗೊಳ್ಳಲಿದೆ ಎಂದು ಇಸ್ರೋ ಅಧ್ಯಕ್ಷ ವಿ ನಾರಾಯಣನ್ ತಿಳಿಸಿದ್ದಾರೆ. ಇಒಎಸ್ 05 ಅತ್ಯಾಧುನಿಕ ಭೂ ವೀಕ್ಷಣಾ ಬಾಹ್ಯಾಕಾಶ ನೌಕೆಯಾಗಿದ್ದು ಭೂ ಸಿಂಕ್ರೋನಸ್ ಕಕ್ಷೆಯಲ್ಲಿ ಇರಿಸಲಾದ ಭಾರತದ ಮೊದಲ ಇಮೇಜಿಂಗ್ ಉಪಗ್ರಹವಾಗಿದೆ ಎಂದು ಅವರು ಮಾಹಿತಿ ನೀಡಿದ್ದಾರೆ. ಈ ಕಾರ್ಯಾಚರಣೆಯು ಭಾರತದ ಭೂ ವೀಕ್ಷಣಾ ಸಾಮರ್ಥ್ಯಗಳನ್ನು ಮತ್ತಷ್ಟು ಬಲಪಡಿಸುತ್ತದೆ ಮತ್ತು ಭೂ ವೀಕ್ಷಣಾ ಸೇವೆಗಳ ವಿತರಣೆಯನ್ನು ಸುಧಾರಿಸುತ್ತದೆ ಎಂದು ವಿ ನಾರಾಯಣನ್ ಹೇಳಿದ್ದಾರೆ. ನ್ಯೂಯಾರ್ಕ್ನಲ್ಲಿ ಬ್ಯಾಂಕ್ ಆಫ್ ಅಮೆರಿಕ ಸಹಯೋಗದೊಂದಿಗೆ ಭಾರತೀಯ ಕಾನ್ಸುಲೇಟ್ ಜನರಲ್ ಆಯೋಜಿಸಿದ್ದ ಉನ್ನತ ಮಟ್ಟದ ದುಂಡು ಮೇಜಿನ ಸಭೆಯಲ್ಲಿ ಕೇಂದ್ರ ಹಣಕಾಸು ಸಚಿವೆ ನಿರ್ಮಲಾ ಸೀತಾರಾಮನ್ ಭಾಗವಹಿಸಿದ್ದರು. ಈ ವೇಳೆ ಹೂಡಿಕೆದಾರರನ್ನು ಉದ್ದೇಶಿಸಿ ಮಾತನಾಡಿದ ಅವರು, 2026-27 ಮೊದಲ ತ್ರೈಮಾಸಿಕದಲ್ಲಿ ಭಾರತದ ಜಿಡಿಪಿ 7.8% ಬೆಳವಣಿಗೆ ಸಾಧಿಸಿದೆ. ಜಾಗತಿಕ ಅಡೆತಡೆಗಳು ಮತ್ತು ಸವಾಲುಗಳ ಹೊರತಾಗಿಯೂ ಭಾರತ ವಿಶ್ವದ ಅತ್ಯಂತ ವೇಗವಾಗಿ ಬೆಳೆಯುತ್ತಿರುವ ಪ್ರಮುಖ ಆರ್ಥಿಕತೆಯಾಗಿ ಮುಂದುವರೆದಿದೆ ಎಂದು ಹೇಳಿದರು. ಭಾರತ ಸರ್ಕಾರ ಮೂಲಸೌಕರ್ಯ ಅಭಿವೃದ್ಧಿಯ ಮೂಲಕ ವಿಶೇಷವಾಗಿ ವಾಯುಯಾನದಲ್ಲಿ ಉದ್ಯಮವನ್ನು ಬೆಂಬಲಿಸುವತ್ತ ಗಮನಹರಿಸಿದೆ, ಜೊತೆಗೆ ಹೂಡಿಕೆ ವಾತಾವರಣವನ್ನು ಬೆಳೆಸುವತ್ತ ಕೇಂದ್ರೀಕರಿಸಿದೆ ಎಂದು ಅವರು ತಿಳಿಸಿದರು. ಕೃತಕ ಬುದ್ಧಿಮತ್ತೆ ಮತ್ತು ದತ್ತಾಂಶ ಕೇಂದ್ರಗಳನ್ನು ಉತ್ತೇಜಿಸುವುದು, ಜಾಗತಿಕ ಸಾಮರ್ಥ್ಯ ಕೇಂದ್ರಗಳನ್ನು ಬೆಂಬಲಿಸುವುದು, ಅತಿ ಸಣ್ಣ ಸಣ್ಣ ಮತ್ತು ಮಧ್ಯಮ ಉದ್ಯಮಗಳಿಗೆ ಸಾಲ ಸೌಲಭ್ಯತೆಯನ್ನು ಖಚಿತಪಡಿಸುವುದು ಹಾಗೂ ಬ್ಯಾಂಕ್ಗಳ ಎನ್ಒಪಿಗಳನ್ನು ಕಡಿಮೆ ಮಾಡುವತ್ತ ಗಮನ ಕೇಂದ್ರೀಕರಿಸಲಾಗಿದೆ ಎಂದು ಸಚಿವೆ ನಿರ್ಮಲಾ ಸೀತಾರಾಮನ್ ಹೇಳಿದರು. ನಿರಂತರ ಸವಾಲುಗಳ ಹೊರತಾಗಿಯೂ ಹಣಕಾಸು ಶಿಸ್ತಿಗೆ ಭಾರತದ ಬದ್ಧತೆಯನ್ನು ಅವರು ಪುನರುಚ್ಚರಿಸಿದರು. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಅಮೆರಿಕದಲ್ಲಿ ಜನ್ಮಸಿದ್ಧ ಪೌರತ್ವವನ್ನು ಮಿತಿಗೊಳಿಸುವ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಆಡಳಿತದ ಇತ್ತೀಚಿನ ಪ್ರಯತ್ನವನ್ನು ಅಲ್ಲಿನ ಫೆಡರಲ್ ನ್ಯಾಯಾಲಯ ತಡೆಹಿಡಿದಿದೆ. ಟ್ರಂಪ್ ಅವರ 2025 ಆರಂಭಿಕ ಆದೇಶವು 14ನೇ ತಿದ್ದುಪಡಿಯನ್ನು ಉಲ್ಲಂಘಿಸುತ್ತದೆ ಎಂದು ಅಲ್ಲಿನ ಸುಪ್ರೀಂ ಕೋರ್ಟ್ ಆದೇಶವನ್ನು ತಿರಸ್ಕರಿಸಿತ್ತು. 14ನೇ ತಿದ್ದುಪಡಿಯು ಪೋಷಕರ ವಲಸೆ ಸ್ಥಿತಿಯನ್ನು ಲೆಕ್ಕಿಸದೆ ಅಮೆರಿಕದ ನೆಲದಲ್ಲಿ ಜನಿಸಿದ ಮಕ್ಕಳಿಗೆ ಪೌರತ್ವವನ್ನು ಖಾತರಿಪಡಿಸುತ್ತದೆ. ಸುಪ್ರೀಂ ಕೋರ್ಟ್ನ

0: ಕ್ರಮಕ್ಕೆ ಪ್ರತಿಕ್ರಿಯೆಯಾಗಿ ಡೊನಾಲ್ಡ್ ಟ್ರಂಪ್ ಆಗಸ್ಟ್ 6ರಂದು ಪರಿಷ್ಕೃತ ಆದೇಶಕ್ಕೆ ಸಹಿ ಹಾಕಿದ್ದರು. ಇದರಲ್ಲಿ ನಿರ್ದಿಷ್ಟವಾಗಿ ಜನನ ಪ್ರವಾಸೋದ್ಯಮವನ್ನು ಗುರಿಯಾಗಿಸಿಕೊಂಡು ಮತ್ತು ವಿದೇಶಿ ಸರ್ಕಾರಿ ನೌಕರರ ಮಕ್ಕಳು ವಲಸೆ ವಂಚನೆಯಲ್ಲಿ ಭಾಗಿಯಾಗಿರುವ ವ್ಯಕ್ತಿಗಳು ಅಥವಾ ಶತ್ರುಗಳೆಂದು ವರ್ಗೀಕರಿಸಲ್ಪಟ್ಟವರಿಗೆ ಪೌರತ್ವವನ್ನು ನಿರಾಕರಿಸಿದ್ದರು. ಆದರೆ ಈ ಆದೇಶಕ್ಕೆ ಈಗ ಫೆಡರಲ್ ನ್ಯಾಯಾಲಯ ತಡೆ ಹಿಡಿದಿದೆ. ಶಾಲಾ ಶಿಕ್ಷಣ ಸುಧಾರಣೆಗಳ ಮುಂದಿನ ಹಂತದ ಕುರಿತು ಚರ್ಚಿಸಲು ನವದೆಹಲಿಯಲ್ಲಿ ಶಾಲಾ ಶಿಕ್ಷಣ ಮತ್ತು ಸಾಕ್ಷರತಾ ಇಲಾಖೆಯ ಕಾರ್ಯದರ್ಶಿಯವರೊಂದಿಗೆ ಕೇಂದ್ರ ಶಿಕ್ಷಣ ಸಚಿವ ಪ್ರಹ್ಲಾದ್ ಜೋಶಿ ಸಭೆ ನಡೆಸಿದ್ದಾರೆ. ಕಲಿಕೆಯ ಬುನಾದಿಯನ್ನು ಬಲಪಡಿಸುವುದು, ತರಗತಿಗಳಲ್ಲಿ ನಾವೀನ್ಯತೆಯನ್ನು ಉತ್ತೇಜಿಸುವುದು ಹಾಗೂ ಯುವ ಮತ್ತು ಕ್ರಿಯಾಶೀಲ ಭಾರತದ ಆಶೋತ್ತರಗಳಿಗೆ ತಕ್ಕಂತೆ ಶಿಕ್ಷಣ ವ್ಯವಸ್ಥೆಯು ಮುನ್ನಡೆಯುವುದನ್ನು ಖಚಿತಪಡಿಸಿಕೊಳ್ಳುವ ಕಡೆಗೆ ಚರ್ಚೆಗಳು ಕೇಂದ್ರೀಕೃತವಾಗಿತ್ತು ಎಂದು ಸಾಮಾಜಿಕ ಜಾಲತಾಣದಲ್ಲಿ ಸಚಿವ ಪ್ರಹ್ಲಾದ್ ಜೋಶಿ ತಿಳಿಸಿದ್ದಾರೆ. ಇದೇ ಸಂದರ್ಭದಲ್ಲಿ ಸಚಿವರು ಭವಿಷ್ಯದ ಪರೀಕ್ಷೆಗಳ ಸಿದ್ಧತೆ ಪರಿಶೀಲಿಸಿದರು. ಸಭೆಯಲ್ಲಿ ರಾಷ್ಟೀಯ ಪರೀಕ್ಷಾ ಸಂಸ್ಥೆಯ ಹಿರಿಯ ಅಧಿಕಾರಿಗಳು ಉಪಸ್ಥಿತರಿದ್ದರು. ಕೇರಳಂನಲ್ಲಿ ಶಬರಿಮಲೆ ಅಯ್ಯಪ್ಪ ಸ್ವಾಮಿ ದೇಗುಲದ ಚಿನ್ನ ದುರುಪಯೋಗ ಪ್ರಕರಣದ 17ನೇ ಆರೋಪಿಯಾಗಿರುವ ದೇವಸ್ವಂ ಮಂಡಳಿಯ ಮಾಜಿ ಅಧ್ಯಕ್ಷ ಪಿಎಸ್ ಪ್ರಶಾಂತ್ ಅವರಿಗೆ ಕೊಲ್ಲಂ ವಿಜಿಲೆನ್ಸ್ ನ್ಯಾಯಾಲಯ ಜಾಮೀನು ಮಂಜೂರು ಮಾಡಿದೆ. ಅವರ ಆರೋಗ್ಯ ಸ್ಥಿತಿಯನ್ನು ಪರಿಗಣಿಸಿ ನ್ಯಾಯಾಲಯ ಅವರಿಗೆ ಜಾಮೀನು ನೀಡಿದೆ. ಇದೇ ವೇಳೆ ಈ ಪ್ರಕರಣದಲ್ಲಿ ಎಸ್ಐಟಿ ತನಿಖೆಯ ಪ್ರಗತಿಯನ್ನು ಹೈಕೋರ್ಟ್ ಪರಿಗಣಿಸಲಿದೆ. ಈ ಪ್ರಕರಣವನ್ನು ಕೇರಳ ಹೈಕೋರ್ಟ್ನ ಮೇಲ್ವಿಚಾರಣೆಯಲ್ಲಿ ಎಸ್ಐಟಿ ವಿಚಾರಣೆ ನಡೆಸುತ್ತಿದೆ. ರಷ್ಯಾದ ಮೇಲಿನ ಉಕ್ರೇನ್ ದಾಳಿ ಹಾಗೂ ಪಾಶ್ಚಿಮಾತ್ಯ ದೇಶಗಳ ನಿರ್ಬಂಧ ರಷ್ಯಾದ ಆರ್ಥಿಕತೆಯ ಮೇಲೆ ಪರಿಣಾಮ ಬೀರುತ್ತಿದೆ ಎಂದು ಅಮೆರಿಕದ ವಿದೇಶಾಂಗ ಸಚಿವ ಮಾರ್ಕೋ ರುಬಿಯೋ ತಿಳಿಸಿದ್ದಾರೆ. ಸಂದರ್ಶನವೊಂದರಲ್ಲಿ ಮಾತನಾಡಿದ ಅವರು, ಇರಾನ್ಗೆ ರಷ್ಯಾದ ಬೆಂಬಲ ಹಾಗೂ ಉಕ್ರೇನ್ನಲ್ಲಿ ನಡೆಯುತ್ತಿರುವ ಯುದ್ಧದ ಬಗ್ಗೆ ಪ್ರಸ್ತಾಪಿಸಿದರು. ಅಮೆರಿಕ ತನ್ನದೇ ಆದ ರಕ್ಷಣಾ ಅವಶ್ಯಕತೆಗಳನ್ನು ಹೊಂದಿವೆ. ಇತರ ದೇಶಗಳಿಗೆ ಶಸ್ತ್ರಾಸ್ತ್ರಗಳನ್ನು ಒದಗಿಸುವ ಮೊದಲು ಅಮೆರಿಕದಲ್ಲಿ ದಾಸ್ತಾನುಗಳು ಸಾಕಷ್ಟಿವೆ ಎಂಬುದನ್ನು ಖಚಿತಪಡಿಸಿಕೊಳ್ಳಬೇಕಿದೆ ಎಂದು ಮಾರ್ಕೋ ರುಬಿಯೋ ತಿಳಿಸಿದ್ದಾರೆ. ಭಾರತದ ಶೆಟ್ಲರ್ ಕಿಡಂಬಿ ಶ್ರೀಕಾಂತ್ ಚೀನಾ ಮಾಸ್ಟರ್ಸ್ ಬ್ಯಾಡ್ಮಿಂಟನ್ ಪಂದ್ಯಾವಳಿಯ ಪುರುಷರ ಸಿಂಗಲ್ಸ್ ವಿಭಾಗದಲ್ಲಿ ಕ್ವಾರ್ಟರ್ ಫೈನಲ್ ಪ್ರವೇಶಿಸಿದ್ದಾರೆ. ಅವರು ವಿಶ್ವದ 9ನೇ ಶ್ರೇಯಾಂಕಿತ ಕೆನಡಾದ ವಿಕ್ಟರ್ ಲೈ ಅವರನ್ನು 21-18 21-19 ನೇರ ಸೆಟ್ಗಳಿಂದ ಸೋಲಿಸಿ ಮುಂದಿನ ಹಂತಕ್ಕೆ ಲಗ್ಗೆ ಇಟ್ಟಿದ್ದಾರೆ. ಇದೇ ವೇಳೆ ಮಹಿಳಾ ಸಿಂಗಲ್ಸ್ ವಿಭಾಗದ 2ನೇ ಸುತ್ತಿನಲ್ಲಿ ಭಾರತದ ತನ್ವಿ ಶರ್ಮಾ ಜಪಾನ್ನ ಟೊಮಾಕೋ ಮಿಯಾಜಾಕಿ ಅವರ ವಿರುದ್ಧ 17-21 21-18 16-21 ಅಂತರದಿಂದ ಪರಾಭವಗೊಂಡಿದ್ದಾರೆ. ದುಬೈ ಅಂತಾರಾಷ್ಟೀಯ ಕ್ರೀಡಾಂಗಣದಲ್ಲಿ ಟಿ20 ಮಹಿಳಾ ಏಷ್ಯಾಕಪ್ ಕ್ರಿಕೆಟ್ ಪಂದ್ಯಾವಳಿಯ ತನ್ನ 2ನೇ ಗುಂಪು ಎ ಪಂದ್ಯದಲ್ಲಿ ಭಾರತ ತಂಡ ಇಂದು ಹಾಂಗ್ಕಾಂಗ್ ತಂಡದ ವಿರುದ್ಧ ಸೆಣಸಲಿದೆ. ಪಂದ್ಯ ಭಾರತೀಯ ಕಾಲಮಾನ ರಾತ್ರಿ 8 ಗಂಟೆಗೆ ಆರಂಭವಾಗಲಿದೆ. ಭಾನುವಾರ ದುಬೈನಲ್ಲಿ ನಡೆದ ಪಂದ್ಯದಲ್ಲಿ ಥೈಲ್ಯಾಂಡ್ ತಂಡದ ವಿರುದ್ಧ 94 ರನ್ಗಳ ಭರ್ಜರಿ ಜಯ ಸಾಧಿಸುವ ಮೂಲಕ ಭಾರತ ಮಹಿಳಾ ತಂಡ ತನ್ನ ಅಭಿಯಾನ ಆರಂಭಿಸಿತು. ಭಾರತ ಇದೇ 5-9ರವರೆಗೆ ಅಹಮದಾಬಾದ್ನ ಸಬರಮತಿ ನದಿ ತೀರದಲ್ಲಿ ಇದೇ ಮೊದಲ ಬಾರಿಗೆ ಹುಂಡೈ ವರ್ಲ್ಡ್ ಆರ್ಚರಿ ಪ್ಯಾರಾ ಸರಣಿಯನ್ನು ಆಯೋಜಿಸಲಿದ್ದು 20 ದೇಶಗಳಿಂದ 100ಕ್ಕೂ ಹೆಚ್ಚು ಕ್ರೀಡಾಪಟುಗಳು ಭಾಗವಹಿಸಲಿದ್ದಾರೆ. ಜೂನ್ 30ರಿಂದ ಜುಲೈ 4ರವರೆಗೆ ಬ್ಯಾಂಕಾಕ್ ಮತ್ತು ಜೆಕಿಯಾದ ನೋ ವೆಸ್ಟೋದಲ್ಲಿ ನಡೆದ ಸ್ಪರ್ಧೆಗಳ ನಂತರ ಇದು 2026ರ ಸರಣಿಯ 3ನೇ ಹಂತವಾಗಿದೆ. 4ನೇ ಮತ್ತು ಅಂತಿಮ ಹಂತವು ಅಕ್ಟೋಬರ್ನಲ್ಲಿ ಚಿಲಿಯ ಸ್ಯಾಂಟಿಯಾಗೋದಲ್ಲಿ ನಡೆಯಲಿದೆ. ಈಗ ಮತ್ತೊಮ್ಮೆ ಮುಖ್ಯಾಂಶಗಳು. ಬೆಲ್ಜಿಯಂ ಪ್ರಧಾನಿ ಅವರೊಂದಿಗೆ ಪ್ರಧಾನಿ ನರೇಂದ್ರ ಮೋದಿ ದ್ವಿಪಕ್ಷೀಯ ಮಾತುಕತೆ ಪ್ರಗತಿಯಲ್ಲಿ. ಶ್ರೀಹರಿಕೋಟಾದಿಂದ ನಾಳೆ EOS-05 ಭೂವೀಕ್ಷಣಾ ಉಪಗ್ರಹ ಉಡಾವಣೆ. ಅಮೆರಿಕದಲ್ಲಿ ಜನ್ಮಸಿದ್ಧ ಪೌರತ್ವ ಹಕ್ಕು ನಿಯಂತ್ರಿಸುವ ಡೊನಾಲ್ಡ್ ಟ್ರಂಪ್ ಪ್ರಯತ್ನಕ್ಕೆ ಫೆಡರಲ್ ನ್ಯಾಯಾಲಯ ತಡೆ. ಮತ್ತು ಚೀನಾ ಮಾಸ್ಟರ್ಸ್ ಬ್ಯಾಡ್ಮಿಂಟನ್ ಪುರುಷರ ಸಿಂಗಲ್ಸ್ ವಿಭಾಗದ ಕ್ವಾರ್ಟರ್ ಫೈನಲ್ಗೆ ಕಿಡಂಬಿ ಶ್ರೀಕಾಂತ್ ಲಗ್ಗೆ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಅಪರಾಹ್ನ 2:30ಕ್ಕೆ.
1: ಹಾಡು ಹಸೆ, ನಮ್ಮೂರ ಮಣ್ಣಿನ ಪರಿಮಳದ ನಮ್ಮವರೇ ಹಾಡಿರುವ ಕಾರ್ಯಕ್ರಮ ಹಾಡು ಹಸೆ.
2: ಪ್ರಿಯ ಶ್ರೋತೃಗಳೇ, ಇನ್ನು ಮುಂದೆ ನಮ್ಮ ನಿಲಯದಿಂದ ಸರಗೂರು ತಾಲೂಕಿನ ಸಾಗರೆ ಹೊಸ ಕಾಲೋನಿಯ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯ ಕುಮಾರಿ ಖುಷಿರವರು ಹಾಡಿರುವ ಹಾಡುಗಳು ಹಾಡು ಹಸೆ ಕಾರ್ಯಕ್ರಮದಲ್ಲಿ ಪ್ರಸಾರವಾಗಲಿವೆ. ಬನ್ನಿ ಕೇಳಿ ಬರೋಣ.
3: ನನ್ನ ಹೆಸರು ಖುಷಿ.

0: ಧನ್ಯವಾದಗಳು.
1: ಪ್ರಿಯ ಕೇಳುಗರೆ, ಇದುವರೆಗೂ ಸರಗೂರು ತಾಲೂಕಿನ ಸಾಗರೆ ಹೊಸ ಕಾಲೋನಿಯ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯ ಕುಮಾರಿ ಕುಶಿರವರು ಹಾಡಿರುವ ಹಾಡುಗಳು ಹಾಡು ಹಸೆ ಕಾರ್ಯಕ್ರಮದಲ್ಲಿ ಬಿತ್ತರಗೊಂಡವು.

0: ನಿಮ್ಮ ಗ್ರಾಮ ಪಂಚಾಯಿತಿಯನ್ನು ಸಂಪರ್ಕಿಸಿ ಈ ಅಭಿಯಾನದಲ್ಲಿ ಭಾಗವಹಿಸಿ.
1: ರೀ, ಕೆಲಸದಿಂದ ಬರ್ಬೇಕಾದ್ರೆ ಸಂತೆಯಲ್ಲಿ ತರಕಾರಿ ತಗೊಂಡ್ ಬನ್ನಿ.
2: ಹ್ಞೂ ಕಣೆ, ಆಯ್ತು ತರ್ತೀನಿ.
1: ಹೂ ಅನ್ಕೊಂಡು ಹಾಗೆ ಹೋಗ್ತಾ ಇದ್ದೀರಾ?
2: ಮತ್ತಿನ್ನೇನ್ ಮಾಡ್ಲೆ?
1: ಬ್ಯಾಗ್ ಕೊಡ್ತೀನಿ ಇರಿ.
2: ಬ್ಯಾಗ್ ಒಂದ್ಸರಿ ಯಾಕೆ ಬಿಡು, ಅಲ್ಲೇ ಪ್ಲಾಸ್ಟಿಕ್ ಕವರ್ ಕೊಡ್ತಾರೆ.
1: ಅಲ್ರಿ, ನಾವು ನಿನ್ನೆ ತಾನೆ ಪರಿಸರ ದಿನಾಚರಣೆ ಕಾರ್ಯಕ್ರಮಕ್ಕೆ ಹೋಗಿದ್ವಿ ತಾನೆ?
2: ಹಾ, ಹೋಗಿದ್ದು.
1: ಅಲ್ಲಿ ಪ್ಲಾಸ್ಟಿಕ್ ಬಳಕೆಯಿಂದ ಎಷ್ಟು ತೊಂದರೆ ಆಗುತ್ತೆ ಅಂತ ಹೇಳಿದ್ರಲ್ವಾ?
2: ಹಾ ಹೇಳಿದ್ರು.
1: ಮತ್ತೆ ಅದೇ ತಪ್ಪು ಮಾಡಿದ್ರೆ ಹೆಂಗೆ?
2: ಹೌದು ಕಣೆ, ಕ್ಷಮಿಸ್ಬಿಡು, ಎಲ್ಲ ಅಭ್ಯಾಸ ಬಲ.
1: ಹೌದೌದು, ಎಲ್ಲ ಅಭ್ಯಾಸ ಬಲನೇ. ಇವತ್ತಿಂದಲಾದ್ರೂ ಮನೆಯಿಂದ ಬಟ್ಟೆ ಬ್ಯಾಗ್ ತಗೊಂಡು ಹೋಗೋದನ್ನ ಅಭ್ಯಾಸ ಮಾಡ್ಕೊಳ್ಳಿ.
2: ಸರಿ ಕಣೆ, ಆಯ್ತು. ಇವತ್ತಿಂದ ಎಲ್ಲರೂ ಬಟ್ಟೆ ಬ್ಯಾಗ್ ಅನ್ನೇ ಬಳಸೋಣ.
3: ಪ್ಲಾಸ್ಟಿಕ್ ಒಂದು ಕೊಳೆಯದೇ ಇರುವಂತಹ ವಸ್ತು. ಇದು ನಮ್ಮ ದೇಹ ಸೇರಿದ್ರೆ ಕ್ಯಾನ್ಸರ್ನಂತಹ ಕಾಯಿಲೆಗಳು ಬರುತ್ತೆ. ಆಹಾರ ತ್ಯಾಜ್ಯದಲ್ಲಿ ಪ್ಲಾಸ್ಟಿಕ್ ಇದ್ರೆ ಪ್ರಾಣಿ ಪಕ್ಷಿಗಳು ಇದನ್ನು ತಿನ್ನುವ ಸಾಧ್ಯತೆ ಇರುತ್ತೆ. ಆದ್ರಿಂದ ಪ್ಲಾಸ್ಟಿಕ್ ಅನ್ನು ನಿಷೇಧಿಸೋಣ. ಪರಿಸರ ಸ್ನೇಹಿ ಬಟ್ಟೆ ಬ್ಯಾಗ್, ಪೇಪರ್ ಬ್ಯಾಗ್ಗಳನ್ನು ಬಳಸೋಣ. ಇದು ಸಾರ್ವಜನಿಕ ಹಿತಾಸಕ್ತಿಗಾಗಿ ಜನಧ್ವನಿಯ ಕಳಕಳಿ.

0: ಕ್ಷಯರೋಗವು ಮೈಕೋಬ್ಯಾಕ್ಟೀರಿಯಂ ಟ್ಯುಬರ್ಕ್ಯುಲೋಸಿಸ್ ಎಂಬ ಸೂಕ್ಷ್ಮ ರೋಗಾಣುವಿನಿಂದ ಬರುತ್ತದೆ.
1: ರೋಗಿಗಳು ಇರುವ ಮನೆಗಳಲ್ಲಿ ಕಿಟಕಿ ಬಾಗಿಲುಗಳು ತೆರೆಯುವಂತೆ ನೋಡಿಕೊಳ್ಳಬೇಕು.
0: ಮಕ್ಕಳು ಕ್ಷಯರೋಗಿಗಳ ಬಳಿ ಹೋಗದಂತೆ ಮುನ್ನೆಚ್ಚರಿಕೆ ವಹಿಸಬೇಕು.
1: ಕ್ಷಯರೋಗಿಯಲ್ಲಿ ಚಿಕಿತ್ಸೆಯ ಪ್ರಾರಂಭಿಕ ಹಂತದಲ್ಲಿ ಸುಸ್ತಾಗುವುದು ಸಹಜ.
0: ಆದ್ದರಿಂದ ಮೊಳಕೆ ಕಾಳುಗಳು, ಹಸಿರು ತರಕಾರಿ ಮತ್ತು ಸೊಪ್ಪುಗಳು, ಮೊಟ್ಟೆ, ಇನ್ನಿತರ ಪೌಷ್ಟಿಕಾಂಶ ಆಹಾರವನ್ನು ಸೇವಿಸಬೇಕು.
1: ಕ್ಷಯರೋಗವನ್ನು ಕೊನೆಗಾಣಿಸಿ ಉತ್ತಮ ಆರೋಗ್ಯ ನಿಮ್ಮದಾಗಿಸಿ.

0: ಪ್ರಿಯ ಶ್ರೋತೃಗಳೇ, ಇನ್ನು ಮುಂದೆ ನಮ್ಮ ನಿಲಯದಿಂದ ನಂಗಕಾಡು ನಂಗಜನ ಎಚ್ ಡಿ ಕೋಟೆ ತಾಲೂಕಿನ ಮಹದೇಶ್ವರ ಕಾಲೋನಿಯಲ್ಲಿ ಇರುವಂತಹ ಮೂಲಭೂತ ಸೌಕರ್ಯಗಳ ಸಮಸ್ಯೆಗಳು ಹಾಗೂ ಅವರ ಜೀವನ ಶೈಲಿ ಕುರಿತು ಶ್ರೀಯುತ ಚಿಕ್ಕಮ್ಮಾರವರ ಜೊತೆಗಿನ ಸಂದರ್ಶನ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಬನ್ನಿ ಕೇಳಿ ಬರೋಣ.
1: ಗಿರಿಜನರ ಬದುಕು ಬವಣೆ,
2: ಆದಿವಾಸಿಗಳ ಸಂಸ್ಕೃತಿ
1: ಸಂಪ್ರದಾಯ
2: ಆಚಾರ

0: ವಿಚಾರಗಳ ಪ್ರತಿಬಿಂಬ,
1: ಅಂದಿನ ಕಾಲಕ್ಕೂ
0: ಇಂದಿನ ಕಾಲಕ್ಕೂ
1: ಬದಲಾವಣೆಯಾಗುತ್ತಿರುವ ಕಾಡು ಮಕ್ಕಳ
0: ಸಂಸ್ಕೃತಿಯ ಪ್ರಗತಿಯ ಮುನ್ನೋಟವೇ
1: ನಂಗ ಕಾಡು ನಂಗ ಜನ. ತಪ್ಪದೆ ಕೇಳಿ ನಿಮ್ಮ ನೆಚ್ಚಿನ ಜನಧ್ವನಿ ಸಮುದಾಯ ಬಾನುಲಿಯಲ್ಲಿ.
2: ಆತ್ಮೀಯ ಜನಧ್ವನಿ ಕೇಳುಗರಿಗೆಲ್ಲ ನಮಸ್ಕಾರ. ನಾನು ನಿಮ್ಮ ಬಾನುಲಿ ಗೆಳೆಯ ಪ್ರಕಾಶ್ ಸರಗೋರು. ಎಂದಿನಂತೆ ತಮ್ಮೆಲ್ಲರಿಗೂ ನಂಗಕಾಡು ನಂಗ ಜನ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತವನ್ನ ಕೋರುತ್ತಿದ್ದೇನೆ. ಪ್ರಿಯ ಕೇಳುಗರೇ, ಇಂದಿನ ನಮ್ಮ ನಂಗಕಾಡು ನಂಗ ಜನ ಕಾರ್ಯಕ್ರಮದಲ್ಲಿ ಹಾಡಿಯಲ್ಲಿರುವಂತಹ ಕೆಲವು ಮೂಲಭೂತ ಸೌಕರ್ಯಗಳ ಸಮಸ್ಯೆಗಳ ಬಗ್ಗೆ, ಹಾಗೆಯೇ ಅವರ ಜೀವನ ಶೈಲಿ ಕುರಿತು ನಮ್ಮ ಜೊತೆ ಮಾತನಾಡಲಿದ್ದಾರೆ. ಎಚ್ ಡಿ ಕೋಟೆ ತಾಲೂಕಿನ ಭೀಮನಹಳ್ಳಿ ಗ್ರಾಮ ಪಂಚಾಯಿತಿಯ ಮಹದೇಶ್ವರ ಕಾಲೋನಿಯ ನಿವಾಸಿಗರಾದ ಶ್ರೀಯುತ ಚಿಕ್ಕಮಾರರವರು. ಬನ್ನಿ, ಅವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಈ ಒಂದು ಮಹದೇಶ್ವರ ಕಾಲೋನಿಯಲ್ಲಿರುವಂತಹ ಕೆಲವು ಮೂಲಭೂತ ಸೌಕರ್ಯಗಳ ಸಮಸ್ಯೆಗಳ ಬಗ್ಗೆ, ಹಾಗೆ ಒಟ್ಟಾರೆಯಾಗಿ ಅವರ ಜೀವನ ಶೈಲಿ ಕುರಿತು ಒಂದಿಷ್ಟು ಮಾಹಿತಿ ಮತ್ತು ವಿಚಾರವನ್ನ ಅವರ ಮೂಲಕನೇ ತಿಳಿದು ಬರೋಣ. ಚಿಕ್ಕಮಾರರವರೇ, ಮೊದಲಿಗೆ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತವನ್ನು ಕೋರ್ತಿದ್ದೀನಿ. ನಮಸ್ಕಾರ.
3: ನಮಸ್ಕಾರ. ನಮಸ್ಕಾರ.
2: ತಮ್ಮ ಒಂದು ಪರಿಚಯವನ್ನ ನಮ್ಮ ಜನಧ್ವನಿ ಕೇಳುವವರಿಗೆ ಮಾಡ್ಕೊಡೋದಾದ್ರೆ.
3: ಚಿಕ್ಕಮಾರ ಅಂತ, ಮಹದೇಶ್ವರ ಕಾಲೋನಿ, ಭೀಮನಹಳ್ಳಿ ಗ್ರಾಮ ಪಂಚಾಯತಿ. ನಾವು ಇಲ್ಲಿಗೆ ಬಂದು ಸುಮಾರು 90-95 ವರ್ಷ ಆಯ್ತು ಈ ಹಾಡಿಲಿ ನಾವು ಬಂದು. ಈಗ ನಮ್ಮ ಉದ್ಯೋಗ ಅಂತಂದ್ರೆ ವ್ಯವಸಾಯ ಮಾಡೋದೇ. ವ್ಯವಸಾಯ ಮಾಡಬೇಕು ಅಂತಾನೆ ಆಸೆ ನಮ್ಗೆ. ಆದ್ರೆ ನಮ್ಗೆ ಯಾವ ರೀತಿಯಾದ ಅನುಕೂಲ ಇಲ್ಲ, ಇಲ್ಲಿ ಜಮೀನುಗಳಿಲ್ಲ, ಮತ್ತು ನಮ್ಮ ಹುಟ್ಟ ಬೆಳೆಯ ನಾವೆಲ್ಲ ಕೂಲಿ ಮಾಡ್ಕೊಂಡೇ ಜೀವನ ಸಾಗಿಸ್ತಾ ಇದೀವಿ. ಹಾಗಾಗಿ ಒಂದು 16 ಜನಕ್ಕೇನೋ 1-2 ಎಕರೆ ಭೂಮಿ ಇದೆ. ಇನ್ ಬಿಟ್ರೆ ಇನ್ನ ನಾವು ಒಟ್ಟು 80 ಕುಟುಂಬ ಇರೋದಿಲ್ಲ ನಾವು ನಮ್ಮ ಹಾಡಿಲಿ.
2: 80 ಕುಟುಂಬಗಳು ವಾಸ ಮಾಡ್ಕೊಂಡು ಹೋಗ್ತಿದ್ರ ನಿಮ್ಮ ಮಹದೇಶ್ವರ ಕಾಲೋನಿಯಲ್ಲಿ?
3: ಕುಟುಂಬ ವಾಸ ಮಾಡ್ತಾ ಇದೀವಿ, ಅದರಲ್ಲಿ 16 ಜನಕ್ಕೆ ಸಾಗುವಳಿ ಉಳ್ಳವರಾಗಿದ್ದಾರೆ. ಇನ್ನು ಒಂದು 6 ಜನಕ್ಕೆ ಸಾಗುವಳಿ, ಒಂದು 80 ವರ್ಷದಿಂದ ಅದೇ ಅನುಭವದಲ್ಲಿ ಇದ್ದಾರೆ ಆ ಜಮೀನುಗಳಲ್ಲಿ, ಅವ್ರಿಗೆ ಸಾಗುವಳಿ ಕೂಡ ಆಗಿಲ್ಲ. ಮತ್ತೆ ನಾವು ಎಲ್ಲ ಕೂಲಿ ಕಾರ್ಮಿಕರೇ, ಕೂಲಿಗಳು ಮಾಡ್ಕೊಂಡು ಜೀವನ ಮಾಡ್ತಾ ಇದೀವಿ. ಮತ್ತು ನಾವು ಜಮೀನ್ ಬೇಕು ಅಂತ ಸುಮಾರು ಒಂದು 30-40 ವರ್ಷದಿಂದ ನಾವು ಹೋರಾಟ ಮಾಡ್ತಾ ಇದೀವಿ ಫಾರೆಸ್ಟ್ ಇದ್ರಲ್ಲಿ. ನಾವು ಮೊದಲಿಗೆ ಫಾರೆಸ್ಟ್ ಅವರಲ್ಲೇ ಇದ್ದವ್ರು ನಾವು,
2: ಅಂದ್ರೆ ಕಾಡು ಇದ್ರಿ ಮೊದಲು,
3: ಕಾಡು ಒಳಗಡೆನೆ ಇದ್ದು. ಈಗಲೂ ನಮ್ ಜಮ್ಮ ಇದೆ, ದೇವಸ್ಥಾನ ಇದೆ, ಸುಡುಗುಣಿ ಇದೆ, ಪ್ರತಿಯೊಂದು ಇದೆ ನಮ್ಮೆಲ್ಲ ನಮ್ಮದು ಅಲ್ಲಿ. ಈಗೆಲ್ಲ ಬಿಡ್ತಾ ಇಲ್ಲ ಕಾಡಿನೊಳಗಡೆ, ಅಲ್ಲಿ ನಮ್ಮ ಜಮ್ಮಕ್ಕೆ ಬಿಡ್ತಾ ಇಲ್ಲ. ಹಾಗಾಗಿ ಈಗ ನಾವು ಕಾಡಿಂದ ಹೊರಗಡೆ ಇದ್ದೀವಿ. ಇಲ್ಲಿ ನಮ್ಗೆ ಜೀವನ ಸಾಗಿಸ್ಬೇಕಾದ್ರೆ ಕೂಲಿ ಮಾಡಿನೇ ಜೀವನ ಸಾಗಿಸ್ಬೇಕು ನಾವು. ಇನ್ಯಾವ ರೀತಿದು, ಇನ್ಯಾವ ದನ ಕರ ಆಗ್ಲಿ, ಇನ್ಯಾವುದೇ ಒಂದು ಜಾನುವಾರುಗಳ ರೀತಿಯಲ್ಲಿ ನಾವು ಬದುಕೋದು ಇಲ್ಲ, ಆ ಸೌಲಭ್ಯಗಳು ಇಲ್ಲ ನಮ್ಗೆ. ಹಾಗಾಗಿ ನಾವು ಕೂಲಿ ಮಾಡ್ಕೊಂಡೇ ಜೀವನ ಸಾಗಿಸ್ತಾ ಇದೀವಿ. 30-40 ವರ್ಷದಿಂದ ಜಮೀನ್ಗಾಗಿ ಹೋರಾಟ ಮಾಡ್ತಾ ಇದೀವಿ, ಬೇಜನ್ನು ಮಾಡ್ಕೊಂಡು. ಆದ್ರೂ ನಮ್ಗೆ ಯಾವ್ದು 1 ಎಕರೆನೋ 2 ಎಕರೆನೋ ಸರ್ಕಾರದಿಂದ ಯಾವ್ದು ಸೌಲಭ್ಯ ಇಲ್ಲ. ಮತ್ತೆ ನಮ್ಮ ಇಲ್ಲಿ ಒಂದು 80 ಜನದಲ್ಲಿ ಒಂದು 40 ಜನಕ್ಕೆ ಮಾತ್ರ ಮನೆಗಳು ಇದೆ ಅಷ್ಟೇ, ಇನ್ನು 40 ಜನಕ್ಕೆ ಮನೆಗಳಿಲ್ಲ. ಅದಕ್ಕಾಗಿ ನಾವು ಒಂದು 15 ವರ್ಷದ ಹಿಂದೆನೆ ಒಂದು 2 ಎಕರೆ ಭೂಮಿಯನ್ನ ಸೈಟ್ಗಾಗಿ ಇನ್ವೆಸ್ಟ್ಮೆಂಟ್ಗಾಗಿ ಖರೀದಿ ಆಯ್ತು. ಅದು ಸರ್ಕಾರಕ್ಕೂ ಬಂತು, ಸರ್ಕಾರದಿಂದ ಎಲ್ಲ ಆಯ್ತು, ನಮ್ಮಂತೇನೆ ಆಗಿದೆ. ಅದನ್ನ ಸರ್ವೆ ಮಾಡಿ ಕಲ್ಲು 4 ಮೂಲ ಕಲ್ಲು ನೆಟ್ಟು ಸುಮಾರು ಹೆಚ್ಚು ಕಡಿಮೆ 15 ವರ್ಷ ಆಯ್ತು. ಆ ಸೈಟು ಹಂಗೆ ಖಾಲಿ ಬಿದ್ದಿದೆ. ಮೊನ್ನೆ ಈಗ ಒಂದೂವರೆ ತಿಂಗಳಲ್ಲಿ DC ಸಾಹೇಬ್ರು ಬಂದು ನೋಡ್ಕೊಂಡು ಹೋದ್ರು, ಅದನ್ನು ಕೂಡ ಅವ್ರ ಹೆಸರುಗಳಿಗೆ ಈಗ ಹಕ್ಕುಪತ್ರ ಕೊಟ್ಟಿಲ್ಲ. ಹಾಗಾಗಿ ಇನ್ನು 40 ಕುಟುಂಬ ಗುಡಿಸಲುಗಳಲ್ಲೇ ವಾಸ ಮಾಡ್ತಾರೆ. ಅಂದ್ರೆ ಒಂದು ಸೈಟಲ್ಲಿ, ಒಂದು ಮನೆಯಲ್ಲಿ 3-4 ಕುಟುಂಬ ವಾಸ ಮಾಡ್ತಾ ಇದೀವಿ ನಮ್ಮ ಇಲ್ಲಿ.
2: ಅಂದ್ರೆ ಒಂದು ಮನೆಯಲ್ಲಿ 3-4 ಕುಟುಂಬಗಳು ವಾಸ ಮಾಡ್ಕೊಂಡು
3: ವಾಸ ಮಾಡ್ತಾ ಇದೀವಿ ನಾವು. ಯಾಕೆಂದ್ರೆ ಅಲ್ಲಿ ನಮ್ಗೆ ಗುಡಿಸಲು ಹಾಕೊಳಕ್ಕೂ ಯಾವ್ದು ಹಕ್ಕು ಪತ್ರ ಕೊಟ್ಟಿಲ್ಲ ಅವರು. ನಮ್ಮ ಪಂಚಾಯತ್ ಕೇಳಿದ್ರೆ ಇಲ್ಲಪ್ಪ, ನಮ್ಮ AC DC ಅವ್ರ ಲೆವೆಲ್ ಕಳಿಸ್ತೀವಿ, ಅದು ಬಂದ್ಮೇಲೆ ನೀವು ಕೊಡ್ತೀವಿ ಅಂತ 15 ವರ್ಷದಿಂದ ಹಿಂಗೆ ಕಾಲ ತುಂಬಾ ಇದಾರೆ. ಮೊನ್ನೆ ಈಗ ಒಂದೂವರೆ ತಿಂಗಳಲ್ಲಿ DC ಸಾಹೇಬ್ರು ಬಂದು ನೋಡ್ಕೊಂಡು ಹೋದ್ರು, ಇನ್ನೂ ಯಾವ್ದನ್ನು ಕೇಳಲಿಲ್ಲ. ಅಲ್ಲಿಂದ ಮೇಲಿಂದ ಆರ್ಡರ್ ಬರ್ಬೇಕು ಅಂತಾರೆ ನಮ್ಮ ಪಂಚಾಯತಿ PDO ಕೇಳಿದ್ರೆ, ಅದು ಒಂದಾಯ್ತಾ. ಆಮೇಲೆ ಈಗ ನಮ್ಗೆ ಒಂದು ಉದ್ಯೋಗ ಅಂತ ಅಂದ್ರೆ, ನಮ್ಮ ವಿವೇಕಾನಂದ ಹಾಸ್ಪಿಟಲ್ ಕೆಲವು ಜಾನುವಾರುಗಳ ತರಬೇತಿ ಕೂಡ ಕೊಟ್ರು ಈಗ 1-2 ವರ್ಷದಿಂದೇನೆ. ಅದು ತರಬೇತಿ ಪಡೆದು ನಾವು ಅದ್ರ ಕಾರ್ಡ್ ಎಲ್ಲ ನಾವು ಪಡ್ಕೊಂಡಿದ್ದೀವಿ. ಅದಕ್ಕೂ ಕೂಡ ಒಂದು ಜಾನುವಾರು ಕೊಟ್ಟಿಲ್ಲ ಅಥವಾ

0: ಒಂದು ಆಡೋ ಕುರಿಗೆ ಒಂದು ಯಾವ್ದಾದ್ರು ಕೊಟ್ಟರೆ ಒಂದು ಜೀವನ ಮಾಡ್ತೀವಿ. ಅದನ್ನು ಕೂಡ ಸರ್ಕಾರದಿಂದ ನಮ್ಗೆ ಯಾವುದೇ ಸಾಲ ಸೌಲಭ್ಯ ಆಗ್ಲಿ ಯಾವ್ದು ಕೂಡ ಇಲ್ಲ.
1: ಹಾಗೆನೇ ಚಿಕ್ಕಮರವರು ತಾವು ಮೊದ್ಲು ಹೇಳ್ತಿದ್ರಿ, ನಾವು ಈ ಒಂದು ಮಹದೇಶ್ವರ ಕಾಲೋನಿಯಲ್ಲಿ ಒಟ್ಟು 80 ಕುಟುಂಬಗಳು ವಾಸ ಮಾಡ್ಕೊಂಡು ಹೋಗ್ತಿದೀವಂತ. ಈ 80 ಕುಟುಂಬಗಳಲ್ಲಿ ಯಾವ ಜನಾಂಗದವರು ಸಂಪೂರ್ಣವಾಗಿ ವಾಸ ಮಾಡ್ಕೊಂಡು ಹೋಗ್ತಿದ್ದೀರಾ?
0: ಸೋಲಿಗರು ನಾವೆಲ್ಲ.
1: ಸೋಲಿಗರು?
0: ಸೋಲಿಗರು
1: ಅಂದ್ರೆ 80 ಕುಟುಂಬಗಳಲ್ಲಿ ಸಂಪೂರ್ಣವಾಗಿ ಸೋಲಿಗ ಜನಾಂಗದವರು ವಾಸ ಮಾಡ್ಕೊಂಡು ಹೋಗ್ತಿದ್ದೀರಾ?
0: ಸೋಲಿಗನೇ, ನಾವು ಇಲ್ಲಿರೋದೆಲ್ಲ ಸೋಲಿಗನೇ.
1: ಬೇರೆ ಯಾವ ಜನಾಂಗದವರು ಕೂಡ ವಾಸ ಮಾಡ್ತಾ ಇಲ್ಲ?
0: ಇಲ್ಲ ಇಲ್ಲ, ಬೇರೆ ಯಾರು ಇಲ್ಲ, ನಾವು ಸೋಲಿಗರ.
1: ಹಾಗೆ ತಾವು ಮೊದ್ಲು ಹೇಳ್ತಿದ್ರಿ 80 ಕುಟುಂಬಗಳಲ್ಲಿ ಅಂದ್ರೆ ಒಂದು 40 ಕುಟುಂಬಗಳಿಗೆ ಮನೆ ಸಿಕ್ಕಿದೆ, ಇನ್ನು 45 ಕುಟುಂಬಗಳು ಕೂಡ ಮನೆ ಸಿಕ್ಕಿಲ್ಲ, ಜೊತೆಗೆ ಒಂದು 15 ಮನೆಗಳಿಗೆ ಈ ಜಮೀನು ಕೂಡ ಕೊಟ್ಟಿದ್ದಾರೆ, ಇನ್ನು ಮಿಕ್ಕಿದ ಕುಟುಂಬಗಳಿಗೆ ಜಮೀನನ್ನು ಕೊಟ್ಟಿಲ್ಲ. ನಮ್ಮೊಂದು ಜಮೀನನ್ನು ಕೊಟ್ಟರೆ ನಮ್ಮ ಆಡಿಯರೆಲ್ಲ ಕೂಡ ಜೀವನವನ್ನು ಸಾಗಿಸ್ಕೊಂಡು ಹೋಗೋದಕ್ಕೆ ತುಂಬಾ ಅನುಕೂಲ ಆಗುತ್ತೆ ಅಂತ ಹೇಳ್ತಾ ಇದ್ದೀರಾ?
0: ಹೌದು.
1: ಹಾಗೆ ತಮ್ಮ ಒಂದು ಹಾಡಿಯಲ್ಲಿ ಮಕ್ಕಳೆಲ್ಲ ಶಾಲೆಗೆ ಹೋಗ್ತಿದ್ದೀರಾ?
0: 1-5 ತರಗತಿವರೆಗೆ ಇಲ್ಲೇ ಇದೆ. ಅದು ಬಿಟ್ಟರೆ ಇನ್ನು 6-7 ನಮ್ಮ ಭೀಮನಹಳ್ಳಿ ಅಷ್ಟಮ ತಾಲೂಕಿಗೆ ಹೋಗ್ತಾರೆ. ಅದು ಬಿಟ್ಟರೆ ಇನ್ನು ಪಕ್ಕ ಗುರುಪುರ ಈ ಕಡೆಗೆ ಹೋಗ್ತಾರೆ. ಶಾಲೆ ಇದೇನು ಕೊರತೆ ಇಲ್ಲ, ಶಾಲೆ ಇದೆ ನಮ್ಮ ಇಲ್ಲಿಗೆ.
1: ಹಾಗೇನೆ, ಯಾಕಂದ್ರೆ ಇವಾಗ ನಾವು ಕೆಲವು ಹಾಡಿಗಳಲ್ಲಿ ನೋಡ್ತಾ ಇರ್ತೀವಿ ಚಿಕ್ಕಮರವರೇ, ಇವಾಗ ತಂದೆ ತಾಯಿಗಳು ಏನಾದ್ರು ಹೊರ ಜಿಲ್ಲೆಗಳಿಗೆ ಕೂಲಿಗಂತ ಹೋದಾಗ ಆ ಮಕ್ಕಳನ್ನ ಕೂಡ ಜೊತೆಗೆ ಕರ್ಕೊಂಡು ಹೋಗುವಂತ ಸನ್ನಿವೇಶವನ್ನು ಕೂಡ ನೋಡ್ತಾ ಇರ್ತೀವಿ. ಇದರಿಂದ ಮಕ್ಕಳಿಗೆ ಶಿಕ್ಷಣದಿಂದ ತುಂಬಾ ವಂಚಿತರಾಗ್ತಿರೋ ಗೊತ್ತಿರು ಕೂಡ ಅವ್ರನ್ನ ಜೊತೆಗೆ ಕರ್ಕೊಂಡು ಹೋಗ್ತಾರೆ. ಇದ್ರ ಕುರಿತು ತಾವೇನು ಹೇಳಕ್ ಇಷ್ಟಪಡ್ತೀರಾ?
0: ಇಲ್ಲ, ನಮ್ಗೆ ಮೊದಲೆಲ್ಲ ಹಾಗೆ ಆಯ್ತಿತ್ತು. ಇಲ್ಲಿ ಶಾಲೆ ಇಲ್ದಾಗ ಕೆಲವರು ಮಕ್ಕಳನ್ನ ದೂರ ಹೋಗ್ಬೇಕಾಯ್ತದಲ್ಲ ಅನ್ಬಿಟ್ಟು ಇವ್ರು ಕೂಲಿ ಮಾಡಕ್ ಹೋದ್ರೆ ಜೊತೆಲೆ ಕರ್ಕೊಂಡು ಹೋಗ್ಬಿಡ್ತಿದ್ವು ಮಕ್ಕಳನ್ನು ಕೂಡ. ಅವ್ರು ಎಲ್ಲಿ ಹೋಯ್ತಾರೋ ಏನ್ ಮಾಡ್ತಾರೋ ಅನ್ಕೊಂಡು ಜೊತೆಲೆ ಕರ್ಕೊಂಡು ಹೋಯ್ತಿದ್ವು. ಇತ್ತೀಚೆಗೆ ನಮ್ಮ ವಿವೇಕಾನಂದ ಹಾಸ್ಪಿಟಲ್ ಆದ್ಮೇಲೆ ಅವರು ಒಂಚೂರು ನಮ್ಗೆ ಮಾಹಿತಿಗಳನ್ನ ಕೊಟ್ರು. ಅವರು ನಮ್ಗೆ ಆಗಿಂದಾನು ಮಾಹಿತಿಗಳು ಕೊಟ್ಟರು, ಒಂದು ಶಾಲೆ ಮಾಡಿಸಿ, ಒಂದು ಒಂದು ಇನ್ನೊಂದು ಏನೋ ಒಂದು ಮಾಡಿಸಿ, ಇಲ್ಲಿ ಮಕ್ಕಳಿಗೆ ವಿದ್ಯಾಭ್ಯಾಸ ಕಲಿಸಿ ಅಂತ ಅವರೇ ನಮ್ಗೆಲ್ಲ ಹೇಳಿ ಒಂದು ಶಾಲೆನು ಕೂಡ ಒಂದು 15-20 ವರ್ಷ ಆಯ್ತು. ಇಲ್ಲಿ 1-5 ತರಗತಿವರೆಗೂ ಈಗ ಶಾಲೆ ಇದೆ, ಪ್ರಾಥಮಿಕ ಶಾಲೆ.
1: ಅಂದ್ರೆ 1-5 ತರಗತಿವರೆಗೆ ನಿಮ್ಮೂರಲ್ಲಿ ಶಾಲೆ ಇದೆ?
0: ಶಾಲೆ ಇದೆ.
1: ಮಕ್ಕಳೆಲ್ಲ ಸರಿಯಾಗಿ ಶಾಲೆಗೆ ಹೋಗ್ತಿದ್ದಾರಾ? ತಂದೆ ತಾಯಿಗಳು ಮಕ್ಕಳಿಗೆ ಶಿಕ್ಷಣ ಕೊಡಿಸ್ತಿದ್ದಾರೆ?
0: ಹೋಯ್ತಾರೆ ಹೋಯ್ತಾರೆ.
1: ಯಾವ್ದಾದ್ರು ಒಂದು ಸರ್ಕಾರಿ ಹುದ್ದೆ ಸೇರ್ಕೊಂಡಿದ್ದೀರಾ? ನಿಮ್ಮ ಹಾಡಿಯಲ್ಲಿ ಜಾಸ್ತಿ ಓದಿರೋ ವಿದ್ಯಾರ್ಥಿಗಳು ಯಾರಾದ್ರೂ ಇದ್ದಾರಾ?
0: ಇಲ್ಲ, ಓದಿರೋರು ಅವರೇ, ಆದ್ರೂ ಸರ್ಕಾರಿ ನೌಕರರು ಯಾರು ಇಲ್ಲ ನಮ್ಮಲ್ಲಿ. ಏನೋ ಟೆಂಪ್ರವರಿ ಆಗಿ ಅಲ್ಲಿ ಇಲ್ಲಿ ಸ್ವಲ್ಪ ಕೆಲಸಗಳು ಮಾಡ್ಕೊಂಡು ಅವರೇ ಅಷ್ಟೇ. ಇನ್ನು ಅದ್ ಬಿಟ್ಟರೆ ಸರ್ಕಾರಿ ನೌಕರರು ಯಾರು ಇಲ್ಲ ನಮ್ಮಲ್ಲಿ.
1: ಹಾಗಾದ್ರೆ ತಾವುಗಳು ಮೊದಲು ಕಾಡಿನಲ್ಲಿ ಜೀವನ ಮಾಡ್ತಾ ಇದ್ರಿ, ಏನಾದ್ರೂ ಅದ್ರ ಬಗ್ಗೆ ಮಾಹಿತಿನ ತಿಳಿಸ್ಕೊಡ್ತೀರಾ? ಯಾವ ರೀತಿ ಒಂದು ಜೀವನವನ್ನ ಮಾಡ್ಕೊಂಡು ಹೋಗ್ತಿದ್ರಿ ಕಾಡಿನಲ್ಲಿ ಇದ್ದಾಗ?
0: ಅಲ್ಲ, ಆಗಿನ ಜೀವನ ನೆನ್ಕೊಂಡ್ರೆ ನಮ್ಗೆ ಅದೇ ಒಳ್ಳೇದಾಗಿತ್ತೇನು ಅಂತ ಅನ್ನಿಸುತ್ತೆ. ಯಾಕೆಂತಂದ್ರೆ ಆಗೆಲ್ಲ ಒಳ್ಳೆ ಊಟನೇ ತಿಂತಾ ಇದ್ದೋ ನಾವು, ಗೆಡ್ಡೆ ತಿನ್ಲಿ ಗೆಳಸೆ ತಿನ್ಲಿ ಯಾವ್ದು ರೋಗ ರುಜಿ ಇಲ್ದೇನೆ ಚೆನ್ನಾಗೆ ಇದ್ ಮಾಡ್ತಿದ್ದೋ. ಈಗೆಲ್ಲ ನೋಡಿ, ನಾವು ಇಷ್ಟಬೆಳೆ ನಾವು ಯಾವಾಗ್ಲೂ ಕೂಡ ಒಂದು ನಾವು ರಾಗಿನೇ ಹೆಚ್ಚಿಗೆ ಬೆಳೆಯೋದು. ರಾಗಿಗೆ ದನಿನ ಗೊಬ್ಬರ ಬಿಟ್ರೆ ಇನ್ಯಾವ ಗೊಬ್ಬರನು ನಾವು ಕೂಡ ಉಪಯೋಗಿಸ್ತಿರ್ಲಿಲ್ಲ. ಅದ್ರಲ್ಲಿ ಬೆಳೆದು ದನಿನ ಗೊಬ್ಬರ ಹಾಕಿ ಅದ್ರಲ್ಲಿ ಬೆಳೆದು ಊಟ ಮಾಡ್ತಿದ್ದೋ, ಭಾರಿ ಚೆನ್ನಾಗಿದ್ದು. ಆಗ ನಮ್ಮ ಮಿತ್ರ ಎಲ್ಲ ಹೇಳ್ತಾರೆ, ಈಗ ಕೂಡ ಇರೋರು ಹೇಳ್ತಾರೆ ಅದನ್ನ. ಈಗ ನೋಡಿ, ರಾಗಿಗೆ ಔಷಧಿ ಹೊಡಿಬೇಕಂತೆ, ಆಮೇಲೆ ಅದೆಂತದ್ದು ಗೊಬ್ಬರಗಳಿಗೆ ಹಾಕ್ಬೇಕಂತೆ, ಈ ರೀತಿ ಎಲ್ಲ ನಮ್ಗೆ ಇದಾಯ್ತದೆ. ಈಗ ನೋಡಿ, ಆಗ 100-110 ವರ್ಷ ಎಲ್ಲ ಬಾಳ್ತಾ ಇದ್ದಂತ ಜನ ಈಗೆಲ್ಲ 50-60 ವರ್ಷಕ್ಕೆ ಸಾಯ್ತಾವ್ರೆ. ಈ ರೀತಿಯ ಫುಡ್ಗಳು ತಿಂದಿ ತಿಂದಿ ಮುತ್ತವರು, ಜೇನುತುಪ್ಪ ತಿನ್ನೋರು, ಮತ್ತೆ ಗೆಡ್ಡೆ ಗೆಣಸು ಸುಟ್ಟಿ ತಿನ್ನೋರು, ಇದು ಭಾರಿ ಚೆನ್ನಾಗಿತ್ತು ಅವರ ಇದಕ್ಕೆ. ಆಗೆಲ್ಲ ಹಾಸ್ಪಿಟ್ಲ್ ಕೂಡ ಹೋಯ್ತಿರ್ಲಿಲ್ಲ, ಎಲ್ಲ ನಮ್ಮ ಈ ಕೈ ಔಷಧಿಗಳೇನೆ ಸಣ್ಣ ಪುಟ್ಟ ಕಾಯಿಲೆಗಳು ಬಂದಾಗಲ್ಲನು ಈ ಕೈ ಔಷಧಿಲೇನೆ ವಾಸ ಮಾಡ್ಕೊಳ್ತಿದ್ದೋ.
1: ಅಂದ್ರೆ ಮನೆ ಮದ್ದುಗಳು,
0: ಮನೆ ಮದ್ದುಗಳು.
1: ಇವಾಗಲೂ ಕೂಡ ಮುಂದುವರಿಸ್ಕೊಂಡು ಹೋಗ್ತಿದ್ದೀರಾ?
0: ಈಗಲೂ ಕೂಡ.
1: ಇವಾಗಲೂ ಕೂಡ ಬಳಸ್ಕೊಂಡು ಹೋಗ್ತಾ ಇದೀರಾ?
0: ಈಗಲೂ ಕೂಡ ಸ್ವಲ್ಪ ಕಂಡಿರೋರು ಹಿರಿಕರು ಇರ್ತಾರಲ್ಲ ಅಂತವ್ರು ಸಣ್ಣ ಪುಟ್ಟ ಕಾಯಿಲೆಗಳಿಗೆ ಅದನ್ನೇ ಕೊಡ್ತಾರೆ.

0: ಇವಾಗ ಸೇವನೆ ಮಾಡ್ತಿದ್ರೆ ಇಲ್ಲಿನ ಆಹಾರ ಪದಾರ್ಥಗಳಿಗೂ ತಾವು ಹಿಂದಿನ ಕಾಲದಲ್ಲಿ ಕಣ್ಣಲ್ಲಿ ಸೇವನೆ ಮಾಡ್ತಿದ್ರಲ್ಲ ಅಲ್ಲಿನ ಆಹಾರ ಪದಾರ್ಥಗಳಿಗೆ ಎಷ್ಟು ವ್ಯತ್ಯಾಸ ಇರ್ಬೋದು ಚಿಕ್ಕಮರವರೇ?
1: ಸುಮಾರು ವ್ಯತ್ಯಾಸ ಇದೆ ಸರ್. ಈಗಿನ ಅನ್ನ ಇದು ನೋಡ್ಕೊಂಡ್ರೆ ಆಗ ಊಟ ಮಾಡ್ತಿದ್ದಂತ ಇದು, ಆಮೇಲೆ ಆಗೆಲ್ಲ ನಾವೆಲ್ಲ ಈ ಸೌದೆ ಒಲೆಗಳಲ್ಲಿ ಬೆಂಕಿಲೇ ಅಡಿಗೆ ಮಾಡ್ತಿದ್ದು ನಾವು. ಈಗೆಲ್ಲ ಈ ಗ್ಯಾಸ್ ಅಂತೆ ಸಿಲಿಂಡರ್ ಅಂತೆ ಏನೇನೋ ಹಾಕೊಂಡು ಅವೆಲ್ಲ ಇದು ಮಾಡಿಕೊಂಡು

0: ಈ ತಿನ್ನುವಂತ ಪದಾರ್ಥಕ್ಕೆಲ್ಲ ಯಾವಾಗ ನೋಡಿ ಔಷಧಿನೇ ಹೊಡಿತಾ ಇರೋದೆ ಹೊಡಿತಾ ಇರೋದೆ, ಔಷಧಿಲೇ ಬೆಳೀತಾರೆ ಎಲ್ಲಾ ಪದಾರ್ಥ, ತಿನ್ನುವಂತ ಪದಾರ್ಥಗಳು ಎಲ್ಲ ಔಷಧಿಲೇ ಬೆಳೀತಾರೆ. ಅದನ್ನೇ ತಿಂದು ಈಗ 100 ವರ್ಷ ಬಾಳವನು 50-40 ಕ್ಕೇನೆ ಹೋಯ್ತಾವ್ರ.
1: ಅದೇ ತಾವ್ ಹೇಳ್ತಾರೆ, ಹಿಂದಿನ ಕಾಲದಲ್ಲಿ ನಾವು ಸೇವಿಸ್ತಕ್ಕಂಥ ಆಹಾರ ಪದಾರ್ಥಗಳಿಗೆ ಯಾವುದೇ ರೀತಿಯ ರಾಸಾಯನಿಕ ಗೊಬ್ಬರವನ್ನು ಸೇರಿಸ್ತಾ ಇರಲಿಲ್ಲ. ಈ ಇತ್ತೀಚಿನ ದಿನಗಳಲ್ಲಿ ಬೆಳೀತಕ್ಕಂಥ ಎಲ್ಲ ಆಹಾರ ಪದಾರ್ಥಗಳಿಗೂ ಕೂಡ ಈ ಒಂದು ರಾಸಾಯನಿಕ ಗೊಬ್ಬರವನ್ನು ಸೇರಿಸ್ತಿದ್ದಾರೆ. ಇದರಿಂದ ನಮ್ಮ ಆರೋಗ್ಯನೂ ಕೂಡ ಹಾಳಾಗ್ತಿದೆ. ಯಾಕಂದರೆ ಹಿಂದಿನ ಕಾಲದಲ್ಲಿ ಎಲ್ಲರೂ ಕೂಡ ಈ ಗೆಡ್ಡೆ ಗೆಣಸು ಅದನ್ನೆಲ್ಲ ತಿನ್ಕೊಂಡು 100 ವರ್ಷಗಳ ಕಾಲ ಬದುಕ್ತಾ ಇದ್ರು. ಇವಾಗ 60-70 ವರ್ಷ ಬದುಕಿದಂಥ ವ್ಯಕ್ತಿ ಕೂಡ ಈ ಒಂದು ರಾಸಾಯನಿಕ ಗೊಬ್ಬರವನ್ನು ಸೇರಿಸಿ ಈ ತಿನ್ನೋದ್ರಿಂದ ಈಗ 40-50 ವರ್ಷ ಬದುಕೋದು ಕೂಡ ತುಂಬ ಕಷ್ಟ ಅಂತ ಹೇಳ್ತಿದ್ದೀರಾ. ಹಾಗೆಯೇ ತಾವುಗಳು ಕಾಡಿನಲ್ಲಿ ಜೀವನ ಮಾಡ್ತಿರ್ಬೇಕಾದ್ರೆ ಯಾವುದಾದರೂ ಕಾಡು ಪ್ರಾಣಿಗಳು ನಿಮ್ಮ ಎದುರು ಬಂದಿರುವಂತವು ಏನಾದರೂ ತೊಂದರೆಗಳನ್ನು ಕೊಡ್ತಿದ್ವು ಅವಾಗ ನೀವು ಕಾಡೋಕ್ಕೆ ಹೋದಾಗ ಹೇಗೆ?
0: ಇಲ್ಲ ಇಲ್ಲ ಇಲ್ಲ, ಆನೆಗಳು ಕೂಡ ನಮ್ಮ ಮನೆ ಪಕ್ಕದಲ್ಲೇ ಹೋಗವು, ನಮ್ಮ ಗುಡಿಸಲುಗಳು ಪಕ್ಕನೇ ಹೋಗವು. ಇನ್ನ ಪ್ರತಿಯೊಂದು ಪ್ರಾಣಿನೂ ನಮ್ಮ ಇದ್ರಲ್ಲೇನೆ ಇರೋವು, ನಮ್ಮ ಸರೌಂಡಲ್ಲೇ ಇರೋವು. ಯಾವುದು ಈಗ ಇತ್ತೀಚೆಗೆ ನಾವು ಕಾಡು ಬಿಟ್ಟು ಊರಿಗೆ ಬಂದ್ಮೇಲೆ ಅವು ಕೂಡ ಬಂದು ನಮ್ಮ ಬೆಳೆಗಳನ್ನೇ ಇದು ಮಾಡ್ತವೆ. ಈಗ ಅಲ್ಲಿ ಅಲ್ಲಿ ಬೆಳೀತಾ ಇದ್ದ ರಾಗಿ ಇರಪ್ಪ ಕೂಡ ತಿಂತಿರ್ಲಿಲ್ಲ ಅವು, ಯಾಕಂದ್ರೆ ನಾವು ಅಲ್ಲೇ ಬೆಂಕಿನೋ ಇನ್ನೊಂದು ಹಾಕೊಂಡು ಅಲ್ಲೇ ಇರೋವಲ್ಲ. ಒಡನಾಟ ಚೆನ್ನಾಗಿತ್ತು ಪ್ರಾಣಿಗಳಿಗೆ, ನಮ್ಗಳಿಗೆ ಒಡನಾಟ ಚೆನ್ನಾಗಿತ್ತು.
1: ಅಂದ್ರೆ ಕಾಡು ಮತ್ತೆ ಕಾಡಲ್ಲಿರೋ ಪ್ರಾಣಿಗಳ ಜೊತೆಗೆ ಒಂದು ಒಳ್ಳೆ ಒಡನಾಟವನ್ನು ಇಟ್ಕೊಂಡು ಜೀವನ
0: ಚೆನ್ನಾಗಿತ್ತು ಚೆನ್ನಾಗಿತ್ತು. ಈಗೆಲ್ಲ ಆನೆ ಕಂಡ್ರೆ ಓಡ್ತಾರೆ, ಮರ ಹತ್ ಬಿಡ್ತಾರೆ, ಮನೆ ಓಡ್ಬಿಡ್ತಾರೆ, ಹಂಗೇನು ಇಲ್ಲ. ಆಗಲ್ಲ, ಸುಮ್ಮನೆ ಒಂದು ಏನೋ ಒಂದು ನಮ್ಮ ಒಂದು ಭಾಷೆಯಲ್ಲಿ ಹೋಗು ಅಂದ್ರೆ ಹೋಯ್ತಾ ಇದ್ದವು. ಅಷ್ಟು ಚೆನ್ನಾಗಿ ಒಡನಾಟ ಇತ್ತು ನಮಗೂ ಅವತ್ತು.
1: ಈ ರೀತಿ ನೀವು ಕಾಡೊಳಗಡೆ ಈ ಸೌದಾಗಿರ್ಬೋದು, ಈ ಗೆಡ್ಡೆ ಗೆಣಸು ಆಹಾರ ಪದಾರ್ಥಗಳನ್ನ ಕಿತ್ಕೊಂಡು ಬರೋ ಕಾಡೊಳಕ್ಕೆ ಹೋದಾಗ ನಿಮ್ಗೆ ಏನಾದ್ರು ಇಂಥ ಪ್ರಾಣಿಗಳೇ ಈ ಕಡೆಯಿಂದ ಬರ್ತಿದ್ದೇವೆ ಅಂತ ನಿಮ್ಗೆ ಏನಾದ್ರು ಗೊತ್ತಾಗ್ತಿತ್ತು ಹೇಗೆ ಚಿಕ್ಕಮರವ್ರೆ?
0: ಅಂದ್ರೆ ಅವು ಇರುವಂತ ಸ್ಥಳಗಳಿಗೆ ಹೋದ್ರೆ ಗೊತ್ತಾಗ್ತಿತ್ತು. ನಮ್ಗೆ ಗೊತ್ತಲ್ಲ ಇಂಥ ಸ್ಥಳಕ್ಕೆ ಹೋಗಿ ಇಂಥ ಜಾಗಕ್ಕೆ ಹೋದ್ರೆ ಇಂಥ ಪ್ರಾಣಿಗಳು ಇರ್ತವೆ ಅನ್ನೋದು, ಅಂತ ಕಡೆ ನಾವು ಹೋಗ್ತಿರ್ಲಿಲ್ಲ. ನಾವು ಇತ್ತೀಚೆಗೆ ಕಾಡಿಂದ ಬಂದ್ಮೇಲೆ ಈಗ ಮೇಣ ಕೀಳಕ್ ಹೋಯ್ತಿದ್ದೋ, ನೆಲ್ಲಿಕಾಯಿ ಅಡ್ಲೆಕಾಯಿ ಇಂಥದ್ಕೆಲ್ಲ ಹೋಯ್ತಿದ್ದೋ, ಮತ್ತೆ ಈ ಮರದು ಪಾಸೆ ಇವನ್ನೆಲ್ಲ ನಾವು ಸಂಗ್ರಹಿಸಕ್ ಹೋಯ್ತಿದ್ದೋ. ಇತ್ತೀಚೆಗೆ ಯಾವಾಗ ಅರಣ್ಯ ನಮ್ ಕಟ್ ಮಾಡಿದ್ರು, ಇವು ಸೋಲಾರು ಮತ್ತೆ ಈ ತಂಚು ಗಿಂಚು ಅನ್ಕೊಂಡು ಯಾವಾಗ ಇದು ಮಾಡಿದ್ರು, ಈಗ ನಾವು ಕಾಡಿಗೆ ಹೋಗ್ತಾ ಇಲ್ಲ. ಈಗ ನಮ್ಮ ಜಮ್ಮಕ್ಕೆ ನಮ್ಮ ದೇವಸ್ಥಾನಕ್ಕೆ ಹೋಗ್ಬೇಕು ಅಂತ ಅಂದ್ರು ನಾವು ಫಾರೆಸ್ಟ್ನವ್ರ ಹತ್ರ ಪರ್ಮಿಷನ್ ತಗೊಂಡೇ ಹೋಗ್ಬೇಕು ಅಲ್ಲಿಗೆ. ಈಗ ನಮ್ಮ ಎತ್ತಮುತ್ತರು ಸುಡುಗುಣಿ ಎಲ್ಲ ಅಲ್ಲೇ ಇರೋದು, ಅದನ್ನ ವರ್ಷಕ್ಕೊಂದು ಸರಿ ಪೂಜೆನ ಪುಸ್ತಕ ಮಾಡ್ಬೇಕು ಅಂತ ಅಂದ್ರೆ ಅವ್ರ ಅನುಮತಿ ತಗೊಂಡೇ ಹೋಗ್ಬೇಕು, ಈ ರೀತಿ ಆಗೋದು.
1: ಹಾಗೆ ಚಿಕ್ಕಮರವ್ರೆ, ತಮ್ಮ ಒಂದು ಮಹದೇಶ್ವರ ಕಾಲೋನಿಗೆ ಸರ್ಕಾರದಿಂದ ಯಾವೆಲ್ಲ ಮೂಲಭೂತ ಸೌಕರ್ಯಗಳು ಸಿಗ್ತಿದ್ದಾವೆ, ಇನ್ನು ಏನಾದ್ರೂ ಕೆಲವು ಸಮಸ್ಯೆಗಳಿದೆಯಾ ನಿಮ್ಮ ಅಡಿಯಲ್ಲಿ? ಹೇಗೆ
0: ಸಮಸ್ಯೆ ಇದೆ ಸರ್, ತುಂಬಾ ಸಮಸ್ಯೆ ಇದೆ. ಅದೇ ಈಗ ನಾನು ಹೇಳಿಲ್ವಾ, ಒಂದ್ ಮನೆಯಲ್ಲಿ 4 ಕುಟುಂಬ 3 ಕುಟುಂಬ ಈ ರೀತಿ ವಾಸ ಮಾಡ್ತಾ ಇದ್ದೀವಿ. ಅವರುಗಳಿಗೆ ಈಗ ಬಂದಿರೋ ನಿವೇಶನ ಕೂಡ ನಮ್ಗೆ ಒಂದ್ ಹಕ್ಕು ಪತ್ರ ಕೊಟ್ಟಿಲ್ಲ. ಅದು ನಮ್ಮ ಅಡಿ ಪಕ್ಕದಲ್ಲೇ ಇರೋದು, ಅದು ಕೂಡ ಕೊಟ್ಟಿಲ್ಲ. ಮತ್ತೆ ಯಾವುದೇ ಒಂದು ಸಾಲ ಸೌಲಭ್ಯ ಆಗ್ಲಿ ಇನ್ನೊಂದಾಗ್ಲಿ ಯಾವ್ದನ್ನು ಕೂಡ ನಮ್ಗೆ ದೊರಕ್ತಾ ಇಲ್ಲ ಸರ್ಕಾರದಿಂದ ಅಥವಾ ನಮ್ಮ ಪಂಚಾಯತಿಯಿಂದ. ಒಂದ್ ಮನೆಗಳು ಕೂಡ ಹಾಗೆ ನಮ್ಮ ಹೆಚ್ಚು ಕಡಿಮೆ ಒಂದ್ 30-35 ವರ್ಷ ಆಗಿರ್ಬೋದು ಅವರು ಮನೆಗಳು ಕೊಟ್ಟು, ಆಗ ಲ್ಯಾಂಡರ್ ಮನೆ ಅನ್ಬಿಟ್ಟು ಕೊಟ್ಟಿದ್ರು. ಅದನ್ನ ಬಿಟ್ಟರೆ ಇನ್ಯಾವುದು ಮನೆ ಇದನ್ನ ಕೊಟ್ಟಿಲ್ಲ ನಮ್ಮ ಇದರಲ್ಲಿ. ಏನೋ ಆದಷ್ಟು ನಾವು ಗುಡ್ಲುಗಳಲ್ಲಿ ಅದರಲ್ಲಿ ಇದರಲ್ಲಿ ಸಡ್ಡು ಗಿಡ್ಡ ಹಾಕೊಂಡು ವಾಸ ಮಾಡ್ತಾ ಇದ್ದೀವಿ.
1: ಹಾಗೆ ನಿಮ್ಮ ಹಾಡಿಯವರೆಲ್ಲರೂ ಕೂಡ ರೇಷನ್ ಕಾರ್ಡ್ ಮಾಡಿಸ್ಕೊಂಡಿದ್ದಾರೆ ಹೇಗೆ?
0: ಅದು ಇದೆ, ರೇಷನ್ ಕಾರ್ಡ್ ಇದೆ. ನಮ್ಮ ರೇಷನ್ ಕಾರ್ಡು ಮತ್ತೆ ಆಧಾರ್ ಕಾರ್ಡು ಇತ್ತೀಚೆಗೆ ನಮ್ಮ ವಿವೇಕಾನಂದ ಹಾಸ್ಪಿಟಲ್ ಅವರೇ ಮಾಡಿಸ್ಕೊಟ್ರು ಇವನ್ನೆಲ್ಲಾನು. ಅದೆಲ್ಲ ಇದೆ, ಏನಿಲ್ಲ.
1: ಆಧಾರ್ ಕಾರ್ಡು ರೇಷನ್ ಕಾರ್ಡ್ ಎಲ್ಲ ನಿಮ್ಗೆ ಸಿಕ್ಕಿದೆ?
0: ಸಿಕ್ಕಿದೆ ಅದೆಲ್ಲ ಇದೆ.
1: ಇವಾಗ ರೇಷನ್ ಬರ್ತಿದೆಯಾ ಸರ್ಕಾರದಿಂದ ಹೇಗೆ?
0: ಇಲ್ಲ, ಸರ್ಕಾರದಿಂದ ನಮ್ಗೆ ಕೊಡ್ತಾ ಇದ್ರು ಗಾಡಿ ರೇಷನ್ ಅನ್ಬಿಟ್ಟು, ಈಗ ಒಂದ್ 6-7 ತಿಂಗಳಿಂದ ಅದು ಕೂಡ ಬರ್ತಾ ಇಲ್ಲ, ಅದು ನಿಲ್ಸ್ಬಿಟ್ಟಿದವ್ರೆ. ಕಾರಣ ಏನು ಅನ್ನೋದು ಗೊತ್ತಿಲ್ಲ, ಅದು ಕೂಡ ಇಲ್ಲ. ಇನ್ನು ಮಾಮೂಲಿ ನ್ಯಾಯ ಬೆಲೆ ಅಂಗಡಿದು ಸಿಗ್ತಾ ಇದೆ, ನಾಡಿ ರೇಷನ್ ಅದು ನಿಂತು ಇನ್ನೇನು 8 ತಿಂಗಳೇ ಆಗೋಯ್ತು.
1: ಯಾಕೆಂತ ಕಾರಣ ಗೊತ್ತಿಲ್ವಾ ಚಿಕ್ಕಮರ?
0: ಕಾರಣ ಗೊತ್ತಿಲ್ಲ ಸರ್ ನಮ್ಗೆ, ಅದು ಏನು ಅನ್ನೋದೇ ಗೊತ್ತಿಲ್ಲ.
1: ಯಾಕಂದ್ರೆ ಸರ್ಕಾರ ಕೊಡ್ತಕ್ಕಂತ ಆಡಿ ರೇಷನ್ ಇಂದ ಕೆಲವೊಂದು ಕುಟುಂಬಗಳು ಕೂಡ ಅದನ್ನೇ ನಂಬಿಕೊಂಡು ಜೀವನವನ್ನ ಸಾಗಿಸ್ಕೊಂಡು ಹೋಗ್ತಿರ್ತಾರೆ. ಇವಾಗ ಅದನ್ನ ನಿಲ್ಸ್ಬಿಟ್ಟು ತುಂಬಾ ಕಷ್ಟವಾಗ್ತಿದೆ.
0: ಹೌದೌದು ಸರ್, ರಾಗಿ ಕೊಡ್ತಾ ಇದ್ರು, ಅಕ್ಕಿ ಬೇಳೆ ಎಣ್ಣೆ ಮೊಟ್ಟೆ ಇದನ್ನೆಲ್ಲ ಕೊಡ್ತಾ ಇದ್ರು. ಒಂದು ಹೆಚ್ಚು ಕಡಿಮೆ ಒಂದು ಫಲಾನುಭವಿಗೆ ಒಂದು 5,000 ರೂಪಾಯಿನ ಇದನ್ನ ಕೊಡ್ತಾ ಇದ್ರು ಸರ್, ಒಂದು 5,000-6,000 ರೂಪಾಯಿನ ಪದಾರ್ಥಗಳನ್ನ ಕೊಡ್ತಾ ಇದ್ರು. ಈಗ ಕೂಲಿ ಅಂತಂದ್ರೆ ಯಾವಾಗ್ಲೂ ಕೂಲಿ ಸಿಕ್ಕಲ್ಲ ನಮ್ಗಳಿಗೆ, ಸೀಸನ್ ಅಲ್ಲಿ ಕೂಲಿ ಸಿಗ್ತದೆ, ಕೆಲವು ಟೈಮಲ್ಲಿ ಬ್ಯಾಸಿಗೆಗಳಲ್ಲಿ ಕೂಲಿ ಸಿಕ್ಕಲ್ಲ. ಆಗೆಲ್ಲ ವಲಸೆ ಹೊರಟೋಯ್ತಿದ್ದೋ ಕೊಡಗು ಕೇರಳ ಈ ಕಡೆ ಎಲ್ಲ ಹೊರಟೋಯ್ತಿದ್ದೋ. ಈ ರೇಷನ್ ಕೊಟ್ಟ ಮೇಲೆ ಸ್ವಲ್ಪ ನಾವು ಆ ಕಡೆ ಎಲ್ಲ ಹೋಗೋದು ಸ್ವಲ್ಪ ಕಮ್ಮಿ ಮಾಡಿಕೊಂಡು

0: ರೇಷನ್ ಏನು ಸಿಕ್ಕೋದು ಸಣ್ಣ ಪುಟ್ಟ ಇದಕ್ಕೆಲ್ಲ ಇಲ್ಲೇ ಅಕ್ಕಪಕ್ಕ ರೈತರ ಹತ್ರ ಕೂಲಿ ಮಾಡಿಕೊಂಡು
1: ಈಗ ಜೀವನ ಸಾಗಿಸ್ಕೊಂಡು ಹೋಗೋದಂತ
0: ಸಾಗಿಸ್ಕೊಂಡು ಹೋಗ್ತಿದ್ದು. ಇನ್ನ ಈಗ ಆ ಕಡೆ ರೇಷನ್ ನಿಲ್ಸವ್ರೆ, ಇನ್ನ ನಾವು ಹೋಗ್ಲೇಬೇಕಾಗತ್ತೆ. ಬ್ಯಾಸ್ಕಿಲ್ ಕೆಲಸ ಇರಲ್ಲ ಇಲ್ಲಿ, ಊಟ ತಿಂಡಿಗೆ ಜಮೀನ್ ಇಲ್ದವರು ಪಾಪ ಏನ್ ಮಾಡುದು. ಹೋಗ್ಲೇಬೇಕಾಯ್ತದೆ, ನಾವು ವಲಸೆ ಹೋಗ್ಲೇಬೇಕಾಯ್ತದೆ.
1: ತಮ್ಮ ಕುಟುಂಬದಲ್ಲಿ ಎಷ್ಟು ಜನ ವಾಸ ಮಾಡ್ಕೊಂಡು ಹೋಗ್ತಿದ್ರ ಚಿಕ್ಕಮರ್ರವ್ರೆ?
0: ನಮ್ಮ ಕುಟುಂಬದಲ್ಲಿ ಒಂದು 6 ಜನ.

0: ಅದು ಪರವಾಗಿಲ್ಲ, ಅದೆಲ್ಲ ಸಪ್ಲೈ ಚೆನ್ನಾಗಿದೆ ನಮಗೆ.
1: ಹಾಗೇನೆ ರಸ್ತೆಗಳ ನಿರ್ಮಾಣ ಹಾಗೆ ಒಳಚರಂಡಿ ವ್ಯವಸ್ಥೆ ಆಗಿದೆಯಾ ಹೇಗೆ?
0: ಇದು ಕೂಡ ಆಗಿದೆ ಸರ್, ಆಗಿದೆ. ಕಾಂಕ್ರೀಟ್ ರೋಡ್ ಆಗಿದೆ ನಮ್ಮ ಇದಕ್ಕೆ ಊರ ಹಾಡಿ ಒಳಗಡೆ, ಮತ್ತೆ ನಮ್ಮ ಹಾಡಿಯಿಂದ ಮೇನ್ ರೋಡ್ವರೆಗೂ ಟಾಂಬರ್ ರೋಡ್ ಕೂಡ ಆಗಿದೆ.
1: ನೀವೊಂದು ಜಾತಿ ಆದಾಯ ಪ್ರಮಾಣ ಪತ್ರ ಅಂದ್ರೆ ಕ್ಯಾಸ್ಟ್ ಇನ್ಕಮ್ ಅದನ್ನೆಲ್ಲ ಮಾಡಿಸ್ಕೊಂಡಿದ್ದೀರಾ?
0: ಅದನ್ನೆಲ್ಲ ಮಾಡಿಸ್ಕೊಂಡಿದ್ದೀರಿ. ಏನೋ ಒಂದು ಜೀವನ ಸಾಗಿಸ್ಬೇಕು ಅನ್ನೋದೊಂದು ಗುರಿ ಇರ್ತದೆ ಮನುಷ್ಯನ್ಗೆ, ಆಸೆಗಳು ಬೇಜನ್ ಇರ್ತದೆ, ನಾವು ಆ ರೀತಿ ಬದುಕ್ಬೇಕು ಈ ರೀತಿ ಬದುಕಬೇಕು ಅಂತ. ಆದ್ರೆ ಇಲ್ಲಿ ನಮಗೆ ಸರಿಯಾದ ಸವಲತ್ತುಗಳು ಇಲ್ಲದ್ರಿಂದ ನಾವು ಈಗ ನಾವು ಜಮೀನ್ ಮಾಡ್ಬೇಕು, ಒಂದು 2 ಎಕರೆ 3 ಎಕರೆ ಜಮೀನ್ ಬೇಕು. ನಾವು ಇನ್ನೇನು ಒಂದು 20-30 ವರ್ಷದಿಂದ ನಾನು ಆಗಲೇ ಹೇಳ್ದಂಗೆ ಫಾರೆಸ್ಟ್ ನಲ್ಲಿ ಹೋರಾಟ ಮಾಡ್ತಾ ಇದ್ದೀವಿ. ಹೆಚ್ಚು ಕಡಿಮೆ 2006 ಈ ಊರುಗಳಿಗೆ ಜಮೀನ್ ಕೊಡಬೇಕು ಅಂತ ನಮ್ಮ ಹೈಕೋರ್ಟಿಂದಾನೇ ತೀರ್ಮಾನ ಆಗಿ ಬಂದಿರತಕ್ಕಂಥದ್ದು ಒಂದು ನಮ್ಮ ಹತ್ರ ದಾಖಲೆಗಳು ಕೂಡ ಇದೆ. ಅದು 2006 ಕೋರ್ಟ್ ತೀರ್ಪೇ ಕೊಟ್ಟಿದೆ ಇವ್ರುಗಳಿಗೆ ಜಮೀನ್ ಕೊಡ್ಬೇಕು ಅಂತ. ಆ ರೆಕಾರ್ಡ್ ಕೂಡ ನಮ್ಮ ಹತ್ರ ಇದೆ. ಈಗ ನಾವ್ ಅದನ್ನ ಕೇಳಕ್ ಹೋದ್ರೆ ಈ ಫಾರೆಸ್ಟ್ನವರು ಎಲ್ಲೋ ಇರೋರ್ನ ತಂದು ಇಲ್ಲ ಹಾಕ್ತಾರೆ ನಾವು ಹಿಡಿದಂತ ಜಾಗಗಳಲ್ಲಿ. ಈಗ ನೀವು ಕಂಡಂಗನೆ ಇಲ್ಲಿ ನಮ್ಮ ಬಳ್ಳೆಯಾಡಿಯವರು ಮತ್ತೆ ನಮ್ಮ ಈ ಕಡೆ ತಿಜ್ಮತಿಯವರು ಈ ಕಡೆ ಎಲ್ಲ ನಾವು ಹಿಡಿದಿದ್ದ ಜಮೀನುಗಳನ್ನ ಅವ್ರನ್ನೆಲ್ಲ ತಂದು ಇಲ್ಲಿ ಕೂರಿಸಿದ್ರು. ಈಗ ನಮ್ಗೆ ಇಲ್ಲ ಅದನ್ನ ನಾವು ಕೇಳಕ್ ಹೋದ್ರೆ ಅವರು ಇಲ್ಲಪ್ಪ ನಾವು ಕೊಡಕ್ ಆಗಲ್ಲ ನಮ್ಗೆ ಮೇಲಿಂದ ಆರ್ಡರ್ ಬರ್ಬೇಕು ಅಂತಾರೆ. ಬೇಜನ ನಾವು ಈಗ ನಮ್ಮ ಸಂಘ ಸಂಸ್ಥೆಗಳಿದೆ, ಸಂಘ ಸಂಸ್ಥೆ ಮೂಲಕನೂ ಹೋಗಿ ನಾವು ಹೋರಾಟ ಮಾಡ್ದೋ. 40 ವರ್ಷದಿಂದ ಹೋರಾಟ ಮಾಡ್ತಿದ್ದೀವಿ, ಇನ್ನೂ ನಮ್ಗೆ ಒಂದು 40 ಜನಕ್ಕೆ ಭೂಮಿ ಕೊಟ್ಟಿಲ್ಲ. ಇಲ್ಲಿ ಸಾಗೋಳಿ ಕೊಟ್ಟು ಇರ್ತಕ್ಕಂಥವ್ರು 16 ಕುಟುಂಬ ಇದೆ, ಇನ್ನೊಂದು 6 ಕುಟುಂಬಕ್ಕೆ ಸಾಗೋಳಿ ಇಲ್ಲ. ಅದನ್ನ ಇವರು ಫಾರೆಸ್ಟು ಅಂತಾರೆ. ಅದೇ ಜಮೀನಲ್ಲಿ ನಾವು 70 ವರ್ಷದಿಂದ ಅದೇ ಗ್ರಾಮದ ನಮ್ಮ ಆಡಿ ಪಕ್ಕನೇ ನಮ್ಮ ಜಮೀನು, ನಮ್ಮ ಆಡಿ ನಮ್ಮ ಮನೆ ಹಿಂದಗಡೆನೆ ನಮ್ಮ ಜಮೀನು. 70 ವರ್ಷದಿಂದ ಅದರಲ್ಲಿ ದುಡ್ದು ಅನ್ನ ತಿಂತ ಇದೀವಿ. ಅದಕ್ಕೂ ಕೂಡ ಹಕ್ಕುಪತ್ರ ಕೊಡ್ತಾ ಇಲ್ಲ ಅವರು.

0: ಅದೇ ತಾವ್ ಹೇಳ್ತಿದ್ರ ಸುಮಾರು 40-30 ವರ್ಷಗಳಿಂದ ಈ ಒಂದು ತಮ್ಮ ಅಡಿಗೆ ಬೇಕಾದಂತಹ ಹಕ್ಕುಪತ್ರಗಳಾಗಿರ್ಬೋದು, ಭೂಮಿ ಸಮಸ್ಯೆ ಆಗಿರ್ಬೋದು, ಇದಕ್ಕೆಲ್ಲ ತುಂಬಾ ಹೋರಾಟವನ್ನ ಮಾಡ್ಕೊಂಡು ಹೋಗ್ತಾ ಇದ್ದೀರಾ?
1: ಹೋಗ್ತಾ ಇದೀವಿ ಸರ್, ಮಾಡ್ತಾ ಇದೀವಿ.
0: ಜೊತೆಗೆ ನಮ್ಮೊಂದು ಅಡಿಗೆ ಮುಖ್ಯವಾಗಿ ಮನೆಗಳು, ಹಕ್ಕುಪತ್ರಗಳು, ಈ ಒಂದು ಜಮೀನನ್ನ ಕೊಟ್ರೆ ನಾವು ಜೀವನ ಸಾಗಿಸ್ಕೊಂಡು ಹೋಗಕ್ಕೆ ತುಂಬಾ ಅನುಕೂಲ ಆಗ್ತಿ ಅಂತ ಹೇಳ್ತಿದ್ದೀರಾ? ಬಹಳ ಸಂತೋಷ ಚಿಕ್ಕಮರ ಅವರೇ. ಕಾರ್ಯಕ್ರಮದ ಒಂದು ಕೊನೆ ಅಂತ ಬರ್ತಿದ್ದೀವಿ, ಕೊನೆಯದಾಗಿ ನಿಮ್ಮ ಮಾತುಗಳನ್ನ ಕೇಳ್ತಿರೋ ನಮ್ಮ ಜನಧ್ವನಿ ಕೇಳುಗರಿಗಿರ್ಬೋದು, ಹಾಗೆ ಎಚ್ ಡಿ ಕೋಟೆ ತಾಲೂಕಿನ ಇರುವಂತಹ ಎಲ್ಲ ಆಡಿಗಳಿಗೆ ಕೊನೆಯದಾಗಿ ಏನ್ ಕ್ಯೂ ಮಾತಾಡಲಿಕ್ಕೆ ಇಷ್ಟಪಡ್ತೀರಾ?
1: ನಮ್ಮ ಆಡಿ ಪ್ರದೇಶಗಳಲ್ಲಿ ಎಲ್ಲೇ ಆಗಲಿ, ನಮ್ದು ಹೆಚ್ಚು ಕಡಿಮೆ 100-120 ಆಡಿ ಇರ್ಬೋದೇನೋ ನಮ್ಮ ತಾಲೂಕಲ್ಲಿ, ಎಲ್ರು ಇದನ್ನೇ ನಾನು ಕೇಳೋದು ಇಷ್ಟೇ, ಎಲ್ರೂ ಒಂದು ಒಂದು ನ್ಯಾಯ ರೀತಿಲಿ ದುಡಿಬೇಕು ಮಾಡ್ಬೇಕು ಅಂದಾಗ, ಸಮಾಜದ ಸೇವೆ ಮಾಡ್ಬೇಕು ಅಂದಾಗ ಎಲ್ರೂ ವಿದ್ಯಾವಂತರಾಗಬೇಕು, ಆದಷ್ಟು ವಿದ್ಯಾವಂತರಾಗಬೇಕು. ಮತ್ತು ಸಮಾಜದಲ್ಲಿ ಏನ್ ನಡೀತಾ ಇದೆ ಅನ್ನೋದನ್ನ ಒಂದ್ ಆಡಿಗೆ ಒಬ್ಬ ಆಗ್ಲಿ ಇದ್ದಾಗ್ಲಿ ಇರ್ಬೇಕು. ಮತ್ತೆ ನಮ್ಮ ಆಡಿಯ ನಮ್ಮಂತ ಮೂಢಾತ್ಮರಿಗೆ ಸ್ವಲ್ಪ ಬೆಳಕು ತೋರಿಸೋ ಭಾಗ್ಯನ ತರಬೇಕು. ಇಂಥದನ್ನೆಲ್ಲ ಮಾಡ್ಬೇಕು ಅಂತಂದ್ರೆ ವಿದ್ಯಾವಂತರು ಇರ್ಬೇಕು ಆಡಿಗಳಲ್ಲಿ. ವಿದ್ಯಾಭ್ಯಾಸ ಕಲಿತಷ್ಟು ನಮ್ಮ ಆಡಿಗೆ ನಮ್ಗೇ ಅನುಕೂಲ. ಇದರಲ್ಲಿ ನಾನು ಕೇಳ್ಕೊಳ್ಳೋದು ಇಷ್ಟೇ, ಎಲ್ಲರೂ ವಿದ್ಯಾವಂತರಾಗಿ ನಾವು ಹಿಂದೆ ಬೆಳೆಯೋ ಯುವತರಿಗೆಲ್ಲಾನು ಸ್ವಲ್ಪ ವಿದ್ಯಾಭ್ಯಾಸಗಳನ್ನ ಕೊಟ್ಟು ಮುಂದೆ ನಾವು ಎಲ್ಲರೂ ಸ್ವಲ್ಪ ಸಮಾಜದ ಬೆಳಕು ನೋಡೋಣ ಅಂತ ನನ್ನ ಆಸೆ. ನಮ್ಮ ಆಡಿ ಜನಕ್ಕೆ ಕೇಳ್ಕೊತೀನಿ ಸರ್.
0: ಬಹಳ ಸಂತೋಷ ಚಿಕ್ಕಮರ ಅವರೇ. ಇಷ್ಟೊತ್ತು ನಮ್ಮ ಒಂದು ನಂಗ ಕಡು ನಂಗ ಜನ ಕಾರ್ಯಕ್ರಮದಲ್ಲಿ ತಾವುಗಳು ಭಾಗವಹಿಸಿ ತಮ್ಮ ಒಂದು ಮಹದೇಶ್ವರ ಕಾಲೋನಿ ಇರುವಂತಹ ಕೆಲವು ಮೂಲಭೂತ ಸೌಕರ್ಯಗಳ ಸಮಸ್ಯೆಗಳ ಬಗ್ಗೆ, ಹಾಗೆ ತಮ್ಮ ಒಂದು ಜೀವನ ಶೈಲಿ ಕುರಿತು ಇಷ್ಟೊತ್ತು ನಮ್ಮ ನಂಗ ಕಡು ನಂಗ ಜನ ಕಾರ್ಯಕ್ರಮದಲ್ಲಿ ತಾವುಗಳು ಭಾಗವಹಿಸಿ ಒಂದಷ್ಟು ವಿಚಾರವನ್ನು ನಮ್ಮ ಕೇಳುಗರಿಗೆ ತಿಳಿಸಿಕೊಟ್ಟಿದ್ದಕ್ಕೆ ತಮಗೆ ಧನ್ಯವಾದ ಹೇಳ್ತಾ ಇಲ್ಲಿಗೆ ಇವತ್ತಿನ ಕಾರ್ಯಕ್ರಮ ಮುಕ್ತಾಯ ಮಾಡ್ತಿದ್ದೀನಿ.
1: ನಮಸ್ಕಾರ.
0: ಪ್ರಿಯ ಕೇಳುಗರೇ, ಕೇಳದಲ್ಲಿ ಇಷ್ಟೊತ್ತು ನಂಗ ಕಡು ನಂಗ ಜನ ಕಾರ್ಯಕ್ರಮದಲ್ಲಿ ಎಚ್ ಡಿ ಕೋಟೆ ತಾಲೂಕಿನ ಭೀಮನಹಳ್ಳಿ ಗ್ರಾಮ ಪಂಚಾಯತಿಗೆ ಒಳಪಡುವ ಮಹದೇಶ್ವರ ಕಾಲೋನಿಯಲ್ಲಿರುವಂತಹ ಕೆಲವು ಮೂಲಭೂತ ಸೌಕರ್ಯಗಳ ಸಮಸ್ಯೆಗಳ ಬಗ್ಗೆ, ಹಾಗೆಯೇ ಅವರ ಜೀವನ ಶೈಲಿ ಕುರಿತು ನಮ್ಮ ಜೊತೆ ಮಾತನಾಡಿದವರು ಶಿವತ ಚಿಕ್ಕಮರರವರು. ಇದಾಗಿತ್ತು ಇವತ್ತಿನ ನಮ್ಮ ನಂಗ ಕಡು ನಂಗ ಜನ ಕಾರ್ಯಕ್ರಮ. ಹಾಗೂ ಮತ್ತೊಂದು ನಂಗ ಕಡು ನಂಗ ಜನ ಕಾರ್ಯಕ್ರಮದಲ್ಲಿ ಮತ್ತೊಂದು ಹಾಡಿಯ ಜೊತೆ ಭೇಟಿಯಾಗ್ತೀನಿ. ಅಲ್ಲಿಯವರೆಗೆ ಕೇಳ್ತೀರಿ ಜನಧ್ವನಿ. ಇದು ನಿಮ್ಮ ನೆಚ್ಚಿನ ಹಾಗೂ ಮೈಸೂರಿನ ಮೊಟ್ಟ ಮೊದಲ ಸಮುದಾಯ ಬಾನುಲಿ ಕೇಂದ್ರ 90.8 ಕಂಪನಾಂಕದಲ್ಲಿ ಸರಗೂರಿನಿಂದ ಪ್ರಸಾರವಾಗುತ್ತಿದೆ. ನಮಸ್ಕಾರ.

0: ಗಿರಿಜನರ ಬದುಕು ಬವಣೆ,
1: ಆದಿವಾಸಿಗಳ ಸಂಸ್ಕೃತಿ
0: ಸಂಪ್ರದಾಯ
1: ಆಚಾರ ವಿಚಾರಗಳ ಪ್ರತಿಬಿಂಬ,
0: ಅಂದಿನ ಕಾಲಕ್ಕೂ
1: ಇಂದಿನ ಕಾಲಕ್ಕೂ
0: ಬದಲಾವಣೆಯಾಗುತ್ತಿರುವ ಕಾಡು ಮಕ್ಕಳ
1: ಸಂಸ್ಕೃತಿಯ ಪ್ರಗತಿಯ ಮುನ್ನೋಟವೇ
0: ನಂಗಕಾಡು ನಂಗಜನ. ತಪ್ಪದೆ ಕೇಳಿ ನಿಮ್ಮ ನೆಚ್ಚಿನ ಜನಧ್ವನಿ ಸಮುದಾಯ ಬಾನುಲಿಯಲ್ಲಿ.

ಪ್ರಿಯ ಕೇಳುಗರೇ, ಇದುವರೆಗೂ ಎಚ್ಡಿಕೋಟೆ ತಾಲೂಕಿನ ಮಹದೇಶ್ವರ ಕಾಲೋನಿಯಲ್ಲಿ ಇರುವಂತಹ ಮೂಲಭೂತ ಸೌಕರ್ಯಗಳ ಸಮಸ್ಯೆಗಳು ಹಾಗೂ ಅವರ ಜೀವನ ಶೈಲಿ ಕುರಿತು ಶ್ರೀಯುತ ಚಿಕ್ಕಮಾರಾರವರ ಜೊತೆಗಿನ ನಂಗಕಾಡು ನಂಗಜನ ಸಂದರ್ಶನ ಕಾರ್ಯಕ್ರಮ ಬಿತ್ತರಗೊಂಡಿತು.

0: पीएम फसल बीमा योजना से करीब 2,00,000 करोड़ रूपये क्लेम के रूप में किसानों को मिले।
1: ಮುಂಗಾರು ಹಂಗಾಮಿನ ಬೆಳೆ ವಿಮೆಗಾಗಿ ಈಗ ನೋಂದಣಿ ಮಾಡಿಕೊಳ್ಳಿರಿ.
2: ಬ್ಯಾಂಕ್, ಸಾಮಾನ್ಯ ಸೇವಾ ಕೇಂದ್ರ, ಗ್ರಾಮ ಒಂದ್ ಕೇಂದ್ರ. ಹೆಚ್ಚಿನ ಮಾಹಿತಿಗಾಗಿ www.samrakshane.karnataka.gov.in ವೆಬ್ಸೈಟ್ ಗೆ ಭೇಟಿ ನೀಡಿ.
3: ಬೆಳೆಗೆ ವಿಮೆ ಮಾಡಿರಿ, ತಕ್ಷಣ ರಕ್ಷಣೆ ಗಳಿಸಿ.
4: ಮಗುವಿಗೆ ಮೊದಲ 6 ತಿಂಗಳ ಸಮಯದಲ್ಲಿ ಎದೆ ಹಾಲಿನ ಹೊರತು ಹನಿ ನೀರು ಅಥವಾ ಇನ್ಯಾವುದೇ ಆಹಾರದ ಅಗತ್ಯವಿರುವುದಿಲ್ಲ.
5: 6 ತಿಂಗಳ ನಂತರ ಎದೆ ಹಾಲಿನ ಜೊತೆಗೆ ಪೂರಕ ಆಹಾರ ಒದಗಿಸಬೇಕು.
4: ಜಾನಪದ ಸೊಗಡಿನ ಕಾರ್ಯಕ್ರಮ ಜಾನಪದ ಲೋಕ.
6: ಇನ್ನು ಮುಂದೆ ಕೇಳಿ ಬರೋಣ ಜಾನಪದ ಸೊಗಡಿನ ಜಾನಪದ ಲೋಕ ಕಾರ್ಯಕ್ರಮ.
4: ಜಾನಪದ ಸೊಗಡಿನ ಕಾರ್ಯಕ್ರಮ

ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ಸುಗುಣ ಸತೀಶ. ಮುಖ್ಯಾಂಶಗಳು. ಮುಖ್ಯಮಂತ್ರಿ ಅಧ್ಯಕ್ಷತೆಯಲ್ಲಿ ಸಂಪುಟ ಸಭೆ. ನೈಸ್ ಯೋಜನೆ ಸಂತ್ರಸ್ತರಿಗೆ ಪರಿಹಾರ ನೀಡುವ ಕುರಿತಂತೆ ಚರ್ಚೆ. ಬೆಂಗಳೂರಿನಲ್ಲಿ 2027 ಫೆಬ್ರವರಿ 8-12 ಏರೋ ಇಂಡಿಯಾ 16ನೇ ಆವೃತ್ತಿ, ರಕ್ಷಣಾ ಸಚಿವಾಲಯ ಸ್ಪಷ್ಟನೆ. ಮೌಲ್ಯಾಧಾರಿತ ಶಿಕ್ಷಣವೇ ವಿಕಸಿತ ಭಾರತದ ಭದ್ರ ಅಡಿಪಾಯ, ರಾಜ್ಯಪಾಲ ಥಾವರ್ಚಂದ್ ಗೆಹ್ಲೋಟ್. ಮತ್ತು ಮೂರನೇ ದಿನಕ್ಕೆ ಕಾಲಿಟ್ಟ ಬಿಜೆಪಿಯ ಬಳ್ಳಾರಿ ಚಲೋ ಪಾದಯಾತ್ರೆ. ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅಧ್ಯಕ್ಷತೆಯಲ್ಲಿ ಸಚಿವ ಸಂಪುಟ ಸಭೆ ನಡೆಯುತ್ತಿದೆ. ಸಭೆಯಲ್ಲಿ ಪ್ರಮುಖವಾಗಿ ಸಚಿವ ಬಿ ನಾಗೇಂದ್ರ ರಾಜೀನಾಮೆ, ರಾಜ್ಯದ ಬರ ಪರಿಶೀಲನೆ ಸೇರಿದಂತೆ ಚರ್ಚೆ ನಡೆಯಲಿದೆ. ಸಂಪುಟ ಸಭೆಯಲ್ಲಿ ನೈಸ್ ರಸ್ತೆ ನಿರ್ಮಾಣದ ವೇಳೆ ಪರಿಹಾರ ಸಿಗದ ರೈತರಿಗೆ ಪರಿಹಾರ ನೀಡುವ ಕುರಿತಂತೆ ಉಪಮುಖ್ಯಮಂತ್ರಿ ಡಾ ಜಿ ಪರಮೇಶ್ವರ್ ನೇತೃತ್ವದಲ್ಲಿ ನಡೆದ ಸಂಪುಟ ಉಪಸಮಿತಿ ವರದಿಯನ್ನು ಮಂಡಿಸಲು ನಿರ್ಧರಿಸಲಾಗಿದೆ. ಏಷ್ಯಾದ ಅತಿದೊಡ್ಡ ವೈಮಾನಿಕ ಪ್ರದರ್ಶನ ಏರೋ ಇಂಡಿಯಾದ 16ನೇ ಆವೃತ್ತಿ ಬೆಂಗಳೂರಿನಲ್ಲಿ 2027 ಫೆಬ್ರವರಿ 8-12 ನಡೆಯಲಿದೆ ಎಂದು ರಕ್ಷಣಾ ಸಚಿವಾಲಯ ತಿಳಿಸಿದೆ. ಯಲಹಂಕದ ವಾಯುನೆಲೆಯಲ್ಲಿ ನಡೆಯಲಿರುವ ಈ ವೈಮಾನಿಕ ಪ್ರದರ್ಶನದಲ್ಲಿ ಪ್ರಮುಖ ಜಾಗತಿಕ ಬಾಹ್ಯಾಕಾಶ ಮತ್ತು ರಕ್ಷಣಾ ಕಂಪನಿಗಳು

0: ಶಕ್ತಿ ನಿರೂಪಕರು, ತಂತ್ರಜ್ಞಾನ ತಜ್ಞರು, ಉದ್ಯಮ ಪಾಲುದಾರರು ಮತ್ತು ರಕ್ಷಣಾ ಪಡೆಗಳ ಸಿಬ್ಬಂದಿ ಭಾಗಿಯಾಗಲಿದ್ದಾರೆ. ಏರೋ ಇಂಡಿಯಾ 2027ಕ್ಕಾಗಿ ವೆಬ್ ಆಧಾರಿತ ಪೋರ್ಟಲ್ ಅಭಿವೃದ್ಧಿಪಡಿಸಲಾಗಿದೆ. 5 ದಿನಗಳ ಕಾಲ ನಡೆಯಲಿರುವ ಈ ವೈಮಾನಿಕ ಪ್ರದರ್ಶನಕ್ಕಾಗಿ ವಸ್ತು ಪ್ರದರ್ಶಕರ ನೋಂದಣಿ ಇಂದಿನಿಂದ ಆರಂಭವಾಗಲಿದೆ ಎಂದು ಸಚಿವಾಲಯ ಪ್ರಕಟಣೆ ತಿಳಿಸಿದೆ. ಗುಣಮಟ್ಟದ ಶಿಕ್ಷಣ ಮತ್ತು ಮೌಲ್ಯಾಧಾರಿತ ಶಿಕ್ಷಣವೇ ವಿಕಸಿತ ಭಾರತದ ಭದ್ರ ಅಡಿಪಾಯ ಎಂದು ರಾಜ್ಯಪಾಲ ಥಾವರ್ಚಂದ್ ಗೆಹ್ಲೋಟ್ ತಿಳಿಸಿದ್ದಾರೆ. ಚಿತ್ರದುರ್ಗದ ಹಿರಿಯೂರಿನಲ್ಲಿ ಕರ್ನಾಟಕ ಪಬ್ಲಿಕ್ ಸ್ಕೂಲ್ನಲ್ಲಿ ಹೊಸದಾಗಿ ನಿರ್ಮಿಸಲಾದ ನೂತನ ಶಾಲಾ ಕೊಠಡಿಗಳು ಹಾಗೂ ಪ್ರಾರ್ಥನಾ ಮಂದಿರ ಲೋಕಾರ್ಪಣೆಗೊಳಿಸಿ ಮಾತನಾಡಿದ ಅವರು, ಶಿಕ್ಷಣದ ಉದ್ದೇಶ ಕೇವಲ ಉತ್ತಮ ಅಂಕಗಳಿಸಿ ಉದ್ಯೋಗ ಪಡೆಯುವುದು ಅಲ್ಲ, ಜ್ಞಾನದೊಂದಿಗೆ ಬುದ್ಧಿವಂತಿಕೆ, ವಿಜ್ಞಾನದೊಂದಿಗೆ ಕರುಣೆ, ಯಶಸ್ಸಿನೊಂದಿಗೆ ಮೌಲ್ಯಗಳು ಹಾಗೂ ಕರ್ತವ್ಯ ಪ್ರಜ್ಞೆಯನ್ನು ಬೆಳೆಸುವುದಾಗಿರಬೇಕು ಎಂದು ಅಭಿಪ್ರಾಯಪಟ್ಟರು. ಕೃತಕ ಬುದ್ಧಿಮತ್ತೆ, ರೊಬೋಟಿಕ್ಸ್, ಜೈವಿಕ ತಂತ್ರಜ್ಞಾನ, ನವೀಕರಿಸಬಹುದಾದ ಇಂಧನ, ಬಾಹ್ಯಾಕಾಶ ತಂತ್ರಜ್ಞಾನ ಹಾಗೂ ಡಿಜಿಟಲ್ ತಂತ್ರಜ್ಞಾನದಂತಹ ಕ್ಷೇತ್ರಗಳು ವೇಗವಾಗಿ ಜಗತ್ತನ್ನು ಪರಿವರ್ತಿಸುತ್ತಿದೆ. ಈ ಹಿನ್ನೆಲೆಯಲ್ಲಿ ಶಾಲೆಗಳಲ್ಲಿ ವಿಜ್ಞಾನ ಮಾದರಿಗಳು, ನಾವೀನ್ಯತೆ ಯೋಜನೆಗಳನ್ನು ಉತ್ತೇಜಿಸಬೇಕು ಎಂದು ಕರೆ ನೀಡಿದ್ದಾರೆ. ಮೇಕೆದಾಟು ಯೋಜನೆಯಿಂದ ತಮಿಳುನಾಡಿಗೆ ಯಾವುದೇ ತೊಂದರೆ ಇಲ್ಲ ಎಂದು ಜಲಸಂಪನ್ಮೂಲ ಸಚಿವ ಚೆಲುವರಾಯಸ್ವಾಮಿ ಸ್ಪಷ್ಟಪಡಿಸಿದ್ದಾರೆ. ಬೆಂಗಳೂರಿನಲ್ಲಿಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ರಾಜ್ಯದ ನೀರಾವರಿ ಯೋಜನೆಗಳ ಸಮಸ್ಯೆಯ ಬಗ್ಗೆ ಚರ್ಚಿಸಲು ದೆಹಲಿಗೆ ತೆರಳಿದ್ದಾಗಿ ತಿಳಿಸಿದ್ದಾರೆ. ನ್ಯಾಯಾಲಯದ ಹೋರಾಟದ ಮೂಲಕ ತಮಿಳುನಾಡಿಗೆ 12,000 ಕ್ಯೂಸೆಕ್ ಬದಲಿಗೆ 9,000 ಕ್ಯೂಸೆಕ್ ಆದೇಶ ಪಡೆದಿರುವುದಾಗಿ ಸಮರ್ಥಿಸಿಕೊಂಡಿದ್ದಾರೆ. ರೈತರ ರಕ್ಷಣೆಯೇ ತಮ್ಮ ಜವಾಬ್ದಾರಿ ಎಂದು ಹೇಳಿದ್ದಾರೆ. ರಾಜ್ಯದ ಅಣೆಕಟ್ಟೆಗಳ ವೆಬ್ಸೈಟ್ ಹ್ಯಾಕ್ ಬಗ್ಗೆ ಸೈಬರ್ ಠಾಣೆಯಲ್ಲಿ ದೂರು ದಾಖಲಾಗಿದೆ ಎಂದು ಮಾಹಿತಿ ನೀಡಿದ್ದಾರೆ. ಕೆಪಿಸಿಸಿ ನೇಮಕಾತಿ ಹಗರಣಕ್ಕೆ ಸಂಬಂಧಿಸಿದಂತೆ ಅಮಾನತುಗೊಂಡಿರುವ ಕರ್ನಾಟಕ ಲೋಕಸೇವಾ ಆಯೋಗದ ಅಧ್ಯಕ್ಷ ಸಾಹುಕಾರ್ ಶಿವಶಂಕರಪ್ಪ ಅವರಿಗೆ ಇಂದು ಸಿಐಡಿ ನೋಟಿಸ್ ಜಾರಿ ಮಾಡಿದೆ. ನಾಳೆ ವಿಚಾರಣೆಗೆ ಹಾಜರಾಗುವಂತೆ ನಿರ್ದೇಶನ ನೀಡಿದೆ. ಎರಡನೇ ಬಾರಿ ಸಮನ್ಸ್ ಜಾರಿ ಮಾಡಲಾಗಿದ್ದು, ಈ ಹಿಂದೆ ಸಿಐಡಿ ಅಧಿಕಾರಿಗಳ ಮುಂದೆ ಅವರು ವಿಚಾರಣೆಗೆ ಹಾಜರಾಗಿದ್ದರು. ಪ್ರಕರಣದ ಪ್ರಮುಖ ಆರೋಪಿಗಳಾದ ಐಎಎಸ್ ಅಧಿಕಾರಿ ಜ್ಞಾನೇಂದ್ರ ಕುಮಾರ್ ಮತ್ತು ಆರೋಪಿ ಬಿಜೆಪಿ ನಾಯಕ ಬಸವರಾಜ್ ಕನ್ನಾಲೆ ಬಂಧನದ ಬಳಿಕ ಎರಡನೇ ಬಾರಿಗೆ ವಿಚಾರಣೆಗೆ ಆಗಮಿಸುವಂತೆ ನೋಟಿಸ್ ನೀಡಿರುವುದು ಮಹತ್ವ ಪಡೆದುಕೊಂಡಿದೆ. ಶಿವಶಂಕರಪ್ಪ ಬಂಧನದಿಂದ ರಕ್ಷಣೆ ಕೋರಿ ಉಚ್ಚ ನ್ಯಾಯಾಲಯಕ್ಕೆ ಅರ್ಜಿ ಸಲ್ಲಿಸಿದ್ದು, ಶೀಘ್ರವೇ ತೀರ್ಪು ಪ್ರಕಟಿಸುವ ನಿರೀಕ್ಷೆ ಇದೆ. ರಾಜ್ಯ ಸರ್ಕಾರದ ಮಹತ್ವಾಕಾಂಕ್ಷೆಯ ಪ್ರಜಾಸೇವಾ ಅಭಿಯಾನಕ್ಕೆ ಶನಿವಾರ ರಾಜ್ಯಾದ್ಯಂತ ಚಾಲನೆ ದೊರೆಯಲಿದೆ. ಪ್ರಜಾಸೇವಾ ಅಭಿಯಾನದಡಿ ಬಾಗಿಲಿಗೆ ಬಂತು ಸರ್ಕಾರ, ಸೇವೆಗೆ ಇರಲಿ ಸಹಕಾರ ಎಂಬ ಮಹತ್ವಾಕಾಂಕ್ಷೆ ಕಾರ್ಯಕ್ರಮವನ್ನು ಚನ್ನಪಟ್ಟಣದಲ್ಲಿ ಪೌರಾಡಳಿತ ಸಚಿವ ಎಚ್ಸಿ ಬಾಲಕೃಷ್ಣ ಹಾಗೂ ಚನ್ನಪಟ್ಟಣ ವಿಧಾನಸಭಾ ಕ್ಷೇತ್ರದ ಶಾಸಕ ಸಿಪಿ ಯೋಗೇಶ್ವರ್ ನೇತೃತ್ವದಲ್ಲಿ ಹಮ್ಮಿಕೊಳ್ಳಲಾಗಿದೆ. ರಾಜ್ಯ ಸರ್ಕಾರದ ಮಹತ್ವಾಕಾಂಕ್ಷಿ ಯೋಜನೆಯಾದ ಪ್ರಜಾಸೇವಾ ಆಂದೋಲನ ಕಾರ್ಯಕ್ರಮವನ್ನು ಯಾವುದೇ ಲೋಪದೋಷಗಳಿಗೆ ಅವಕಾಶ ನೀಡದಂತೆ ಯಶಸ್ವಿಯಾಗಿ ಆಯೋಜಿಸಲು ಎಲ್ಲ ಇಲಾಖೆಗಳ ಅಧಿಕಾರಿಗಳು ಹಾಗೂ ವಿವಿಧ ಸಮಿತಿಗಳು ಪರಸ್ಪರ ಸಮನ್ವಯದಿಂದ ಕಾರ್ಯನಿರ್ವಹಿಸಬೇಕು ಎಂದು ಕೋಲಾರ ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿ ಡಾ ಪ್ರವೀಣ್ ಪಿ ಬಾಗೇವಾಡಿ ಹೇಳಿದ್ದಾರೆ. ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಬಿಜೆಪಿಯ ಬಳ್ಳಾರಿ ಚಲೋ ಪಾದಯಾತ್ರೆ 3ನೇ ದಿನಕ್ಕೆ ಕಾಲಿಟ್ಟಿದೆ. ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ಮಾತನಾಡಿ, ಪರಿಶಿಷ್ಟರ ಕಲ್ಯಾಣಕ್ಕಾಗಿ ಮೀಸಲಾದ ಹಣವನ್ನು ಖಾತರಿ ಯೋಜನೆಗಳಿಗೆ ನೀಡಲಾಗುತ್ತಿದೆ ಎಂದು ದೂರಿದ್ದಾರೆ. ರೈತರ ಸಂಕಷ್ಟವನ್ನು ಪರಿಹರಿಸಲು ಸರ್ಕಾರ ವಿಫಲವಾಗಿದೆ ಎಂದು ಆರೋಪಿಸಿದ್ದಾರೆ. ರೈತರು ಎದುರಿಸುತ್ತಿರುವ ಸಮಸ್ಯೆಗಳನ್ನು ಚರ್ಚಿಸಲು ಮತ್ತು ಕೃಷಿ ಬಿಕ್ಕಟ್ಟಿಗೆ ಪರಿಹಾರ ಕಂಡುಕೊಳ್ಳಲು ವಿಧಾನಸಭೆಯ ವಿಶೇಷ ಅಧಿವೇಶನ ಕರೆಯಬೇಕು ಎಂದು ಸರ್ಕಾರವನ್ನು ಒತ್ತಾಯಿಸಿದ್ದಾರೆ. ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಹಾಗೂ ಕೆಪಿಸಿಸಿ ಅಧ್ಯಕ್ಷ ಬಿಕೆ ಹರಿಪ್ರಸಾದ್ ಬಿಜೆಪಿ ಪಾದಯಾತ್ರೆಗೆ ಕಪ್ಪು ಬಾವುಟ ತೋರಿಸುವ ಬದಲು ರೈತರ ಸಮಸ್ಯೆ ಬಗೆಹರಿಸಲಿ ಎಂದು ತಿರುಗೇಟು ನೀಡಿದ್ದಾರೆ. ಮಳೆಯ ಅಭಾವ ಮತ್ತು ಅನಿಶ್ಚಿತ ವಾತಾವರಣದ ನಡುವೆಯೂ ಭವಿಷ್ಯದಲ್ಲಿ ತೆಂಗು ಅತ್ಯಂತ ಆಶಾದಾಯಕ ಬೆಳೆಯಾಗಲಿದೆ ಎಂದು ದಾವಣಗೆರೆ ಕೃಷಿ ವಿಜ್ಞಾನ ಕೇಂದ್ರದ ತೋಟಗಾರಿಕೆ ವಿಜ್ಞಾನಿ ಡಾ ಬಸವನಗೌಡ ಎಂಜಿ

0: ತಿಳಿಸಿದ್ದಾರೆ. ವಿಶ್ವ ತೆಂಗು ದಿನಾಚರಣೆ ಕಾರ್ಯಕ್ರಮದಲ್ಲಿ ಮಾತನಾಡಿದ ಅವರು, ಮೌಲ್ಯವರ್ಧನೆ ಹಾಗೂ ಜಾಗತಿಕ ಮಾರುಕಟ್ಟೆ ಅವಕಾಶಗಳನ್ನು ಬಳಸಿಕೊಳ್ಳುವ ಮೂಲಕ ರೈತರು ಉತ್ತಮ ಆದಾಯ ಗಳಿಸಬಹುದು ಎಂದು ಹೇಳಿದ್ದಾರೆ. ಬರಗಾಲವನ್ನು ತಡೆಯುವ ಅತ್ಯುತ್ತಮ ಸಾಮರ್ಥ್ಯ ತೆಂಗಿನ ಮರಕ್ಕಿದೆ. ಆದ್ದರಿಂದ ರೈತರು ಕೇವಲ ಅಡಕೆಯನ್ನೇ ನೆಚ್ಚಿಕೊಂಡು ಏಕ ಬೆಳೆ ಬೆಳೆಯುವ ಬದಲು ತೆಂಗಿನ ಕೃಷಿಗೆ ಹೆಚ್ಚಿನ ಒತ್ತು ನೀಡಬೇಕು ಎಂದು ಸಲಹೆ ನೀಡಿದ್ದಾರೆ. ಗ್ರಾಮೀಣ ವಿಭಾಗದ ಅಂಚೆ ಹಾಗೂ ಹಣಕಾಸು ಸೇವೆಗಳಿಗೆ ತೊಂದರೆಯಾಗುತ್ತಿದ್ದ ಹಿನ್ನೆಲೆಯಲ್ಲಿ ಸಂಸದ ವಿಶ್ವೇಶ್ವರ ಹೆಗಡೆ ಕಾಗೇರಿ ಮನವಿಗೆ ಸ್ಪಂದಿಸಿರುವ ಕೇಂದ್ರ ಸರ್ಕಾರ ರಾಜ್ಯದ 67 ಗ್ರಾಮೀಣ ಅಂಚೆ ಕಚೇರಿಗಳಿಗೆ ಬಿಎಸ್ಎನ್ಎಲ್ ಸಿಮ್ಗಳನ್ನು ಒದಗಿಸಿ ಸಕ್ರಿಯಗೊಳಿಸಿದೆ. ಉತ್ತರ ಕನ್ನಡ ಜಿಲ್ಲೆಯ 43, ಶಿವಮೊಗ್ಗದ 22 ಹಾಗೂ ಚಿಕ್ಕಮಗಳೂರಿನ 2 ಗ್ರಾಮೀಣ ಅಂಚೆ ಕಚೇರಿಗಳ ವ್ಯಾಪ್ತಿಯಲ್ಲಿ ಬಿಎಸ್ಎನ್ಎಲ್ ಹೊರತುಪಡಿಸಿ ಬೇರೆ ಖಾಸಗಿ ನೆಟ್ವರ್ಕ್ ಲಭ್ಯವಿರಲಿಲ್ಲ. ಬಿಎಸ್ಎನ್ಎಲ್ ಸಿಮ್ಗಳ ಕೊರತೆಯಿಂದಾಗಿ ಗ್ರಾಮೀಣ ಭಾಗದ ವೃದ್ಧರು, ರೈತರು, ವಿಧವೆಯರು ಹಾಗೂ ವಿಕಲಚೇತನರು ಪಿಂಚಣಿ ಮತ್ತು ಬ್ಯಾಂಕಿಂಗ್ ಸೇರಿದಂತೆ ವಿವಿಧ ಹಣಕಾಸು ಸೇವೆ ಪಡೆಯಲು ತೊಂದರೆ ಅನುಭವಿಸುತ್ತಿದ್ದರು. ನೈಋತ್ಯ ರೈಲ್ವೆಯ ಬೆಂಗಳೂರು ವಿಭಾಗದ ರೈಲ್ವೆ ರಕ್ಷಣಾ ಪಡೆಯು ರೈಲ್ವೆ ಹಳಿಯಲ್ಲಿ ಅತಿಕ್ರಮ ಪ್ರವೇಶವನ್ನು ತಡೆಗಟ್ಟುವ ಹಾಗೂ ಪ್ರಯಾಣಿಕರ ಸುರಕ್ಷತೆಯನ್ನು ಹೆಚ್ಚಿಸುವ ನಿಟ್ಟಿನಲ್ಲಿ ಕಳೆದ 2 ತಿಂಗಳ ಅವಧಿಯಲ್ಲಿ ಅತಿಕ್ರಮ ಪ್ರವೇಶದ 2,311 ಪ್ರಕರಣಗಳನ್ನು ದಾಖಲಿಸಿಕೊಂಡಿದೆ. 11,57,000 ರೂಪಾಯಿ ದಂಡ ಸಂಗ್ರಹಿಸಲಾಗಿದೆ ಎಂದು ನೈಋತ್ಯ ರೈಲ್ವೆಯ ಬೆಂಗಳೂರು ವಿಭಾಗದ ಸಾರ್ವಜನಿಕ ಸಂಪರ್ಕ ಅಧಿಕಾರಿ ಪ್ರಾಣೇಶ್ ತಿಳಿಸಿದ್ದಾರೆ. ರೈಲ್ವೆ ಹಳಿಯಲ್ಲಿ ಕಾನೂನು ಉಲ್ಲಂಘಿಸುವ ವ್ಯಕ್ತಿಗಳ ವಿರುದ್ಧ ಸೂಕ್ತ ಕ್ರಮ ಕೈಗೊಳ್ಳಲಾಗುವುದು ಎಂದು ಎಚ್ಚರಿಕೆ ನೀಡಿದ್ದಾರೆ. ಚಾಮರಾಜನಗರ ಜಿಲ್ಲೆಯ ಹನೂರು ತಾಲೂಕಿನ ಉಡುತೊರೆ ಹಳ್ಳ ಬಳಿ ನಾಡ ಬಂದೂಕಿನಿಂದ ಕಡವೆಯನ್ನು ಕೊಂದು ಹೊತ್ತೊಯ್ಯುವಾಗ ಅರಣ್ಯ ಸಿಬ್ಬಂದಿಯನ್ನು ನೋಡಿ ಕಳ್ಳಬೇಟೆಗಾರರು ಪರಾರಿಯಾದ ಘಟನೆ ತಡವಾಗಿ ಬೆಳಕಿಗೆ ಬಂದಿದೆ. ಈ ಬಗ್ಗೆ ಅರಣ್ಯ ಇಲಾಖೆ ಇಂದು ಪ್ರಕಟಣೆ ಮೂಲಕ ಮಾಹಿತಿ ನೀಡಿದೆ. ಉಡುತೊರೆ ಹಳ್ಳ ಅಣೆಕಟ್ಟೆಯ ಹಿನ್ನೀರಿನಲ್ಲಿ ಅರಣ್ಯ ಸಿಬ್ಬಂದಿ ಗಸ್ತು ನಡೆಸುವಾಗ ನಾಲ್ವರು ಬೇಟೆಗಾರರು ನಾಡ ಬಂದೂಕು ಹಿಡಿದು ತಲೆ ಮೇಲೆ ಚೀಲ ಹೊತ್ತು ಬರುವುದನ್ನು ಕಂಡಿದ್ದಾರೆ. ಈ ವೇಳೆ ಕಳ್ಳಬೇಟೆಗಾರರು ಚೀಲ ಎಸೆದು ಪರಾರಿಯಾಗಿದ್ದಾರೆ. ಹನೂರು ಅರಣ್ಯ ವಲಯ ಸಿಬ್ಬಂದಿ ಆರೋಪಿಗಳ ಪತ್ತೆಗೆ ಶ್ವಾನದಳ ಬಳಸಿಕೊಂಡು ತನಿಖೆ ನಡೆಸುತ್ತಿದ್ದಾರೆ. ಸಂಕ್ಷಿಪ್ತ ಸುದ್ದಿ. ಬೆಂಗಳೂರು ದಕ್ಷಿಣ ನಗರ ಪಾಲಿಕೆಯ ಬೊಮ್ಮನಹಳ್ಳಿ ವಿಧಾನಸಭಾ ಕ್ಷೇತ್ರದಲ್ಲಿ ಖಾಸಗಿ ಸಂಸ್ಥೆಯ ತಂತ್ರಜ್ಞಾನದಡಿ ಆಟೋಗಳಿಗೆ ಜಿಪಿಎಸ್ ಅಳವಡಿಸಿದ್ದ ಪ್ರಾಯೋಗಿಕ ಯೋಜನೆ ಯಶಸ್ವಿಯಾಗಿದೆ ಎಂದು ಆಯುಕ್ತ ಕೆಎನ್ ರಮೇಶ್ ತಿಳಿಸಿದ್ದಾರೆ. ಯಾದಗಿರಿ ಜಿಲ್ಲೆಯ ಗ್ರಾಮೀಣ ಪ್ರದೇಶದಲ್ಲಿ ಜಾಬ್ ಕಾರ್ಡ್ ಹೊಂದಿರದ ಕುಟುಂಬಗಳಿಗೆ ಹೊಸ ಜಾಬ್ ಕಾರ್ಡ್ ವಿತರಿಸಲು ಸರ್ಕಾರ ಸೂಚನೆ ನೀಡಿರುವ ಹಿನ್ನೆಲೆಯಲ್ಲಿ ಗ್ರಾಮ ಪಂಚಾಯಿತಿ ಮಟ್ಟದಲ್ಲಿ 1 ತಿಂಗಳ ಕಾಲ ಜಾಬ್ ಕಾರ್ಡ್ ಮೇಳ ಅಭಿಯಾನ ಹಮ್ಮಿಕೊಳ್ಳಲಾಗಿದೆ. ಈಗ ಮತ್ತೊಮ್ಮೆ ಮುಖ್ಯಾಂಶಗಳು. ಮುಖ್ಯಮಂತ್ರಿ ಅಧ್ಯಕ್ಷತೆಯಲ್ಲಿ ಸಂಪುಟ ಸಭೆ. ನೈಸ್ ಯೋಜನೆ ಸಂತ್ರಸ್ತರಿಗೆ ಪರಿಹಾರ ನೀಡುವ ಕುರಿತಂತೆ ಚರ್ಚೆ. ಬೆಂಗಳೂರಿನಲ್ಲಿ 2027 ಫೆಬ್ರವರಿ 8-12 ಏರೋ ಇಂಡಿಯಾ 16ನೇ ಆವೃತ್ತಿ, ರಕ್ಷಣಾ ಸಚಿವಾಲಯ ಸ್ಪಷ್ಟನೆ. ಮೌಲ್ಯಾಧಾರಿತ ಶಿಕ್ಷಣವೇ ವಿಕಸಿತ ಭಾರತದ ಭದ್ರ ಅಡಿಪಾಯ, ರಾಜ್ಯಪಾಲ ಥಾವರ್ಚಂದ್ ಗೆಹ್ಲೋಟ್. ಮತ್ತು 3ನೇ ದಿನಕ್ಕೆ ಕಾಲಿಟ್ಟ ಬಿಜೆಪಿಯ ಬಳ್ಳಾರಿ ಚಲೋ ಪಾದಯಾತ್ರೆ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಗಿಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಸಂಜೆ 6:40.
1: ಪ್ರಿಯ ಶ್ರೋತೃಗಳೇ, ಇನ್ನು ಮುಂದೆ ನಮ್ಮ ನಿಲಯದಿಂದ ಆರೋಗ್ಯದಂಗಳ. ರಾಷ್ಟ್ರೀಯ ಪೌಷ್ಟಿಕ ಸಪ್ತಾಹ ಕುರಿತು ವಿವೇಕಾನಂದ ಸ್ಮಾರಕ ಆಸ್ಪತ್ರೆಯ ಆಹಾರ ತಜ್ಞರಾದ ಕುಮಾರಿ ಸಂಗೀತಾರವರ ಜೊತೆಗಿನ ಸಂದರ್ಶನ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಬನ್ನಿ ಕೇಳಿ ಬರೋಣ.
2: ಆರೋಗ್ಯದಿಂದಲೇ ಸಕಲ ಸೌಭಾಗ್ಯ.
3: ಮಾನವನ ಜೀವನಕ್ಕೆ ಆರೋಗ್ಯವೇ ಭಾಗ್ಯ.
2: ಮಾನಸಿಕ,
3: ದೈಹಿಕ,
2: ಸಾಮಾಜಿಕ ಸುಸ್ಥಿತಿ,
3: ಮಹಿಳೆಯರು,
2: ಮಕ್ಕಳು,
3: ಹಿರಿಯರು,
2: ಅಧಿಹರೆಯದವರ ಸ್ವಾಸ್ಥ್ಯ ಆರೋಗ್ಯದ ಸುಸ್ಥಿರತೆಯೆಡೆಗೆ ಕೊಂಡೊಯ್ಯುವ ಕಾರ್ಯಕ್ರಮವೇ ಆರೋಗ್ಯದಂಗಳ.
3: ತಪ್ಪದೇ ಕೇಳಿ ಪ್ರತಿ ಬುಧವಾರ ಬೆಳಿಗ್ಗೆ 9:20, ಮರುಪ್ರಸಾರ ಶುಕ್ರವಾರ ಸಂಜೆ 6:50.
2: ನಿಮ್ಮ ನೆಚ್ಚಿನ ಜನಧ್ವನಿ ಬಾನುಲಿಯಲ್ಲಿ.
4: ಆತ್ಮೀಯ ಜನಧ್ವನಿ ಕೇಳುಗರಿಗೆಲ್ಲ ನಮಸ್ಕಾರ. ಇದು ನಿಮ್ಮ ನೆಚ್ಚಿನ ಹಾಗೂ ಮೈಸೂರಿನ ಮೊಟ್ಟ ಮೊದಲ ಸಮುದಾಯ ಬಾನುಲಿ ಕೇಂದ್ರ ಜನಧ್ವನಿ 90.8 ಕಂಪನಾಂಕದಲ್ಲಿ ಸರಗೂರಿನಿಂದ ಪ್ರಸಾರವಾಗುತ್ತಿದೆ. ಎಂದಿನಂತೆ ತಮಗೆಲ್ಲರಿಗೂ ಆರೋಗ್ಯದಂಗಳ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ನಾನು ನಿಮ್ಮ ಬಾನುಲಿ ಗೆಳತಿ ಅನಿತಾ ಸರಗೂರು.

0: ರಾಷ್ಟ್ರೀಯ ಪೌಷ್ಟಿಕ ಸಪ್ತಾಹ ದಿನದ ಕುರಿತು ಒಂದಿಷ್ಟು ಮಾಹಿತಿಯನ್ನ ತಿಳಿಯೋಣ. ಕೇಳುಗರೆ, ಇಂದು ಮಾಹಿತಿಯನ್ನ ತಿಳಿಸಿಕೊಡಲು ಇಂದು ನಮ್ಮೊಂದಿಗಿದ್ದಾರೆ ವಿವೇಕಾನಂದ ಸ್ಮಾರಕ ಆಸ್ಪತ್ರೆಯ ಆಹಾರ ತಜ್ಞರಾದ ಕುಮಾರಿ ಸಂಗೀತರವರು. ಮೇಡಮ್, ಮೊದಲನೇದಾಗಿ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ಮ್ಯಾಮ್,
1: ಥ್ಯಾಂಕ್ ಯು ಅನಿತಾ ಅವರೇ.
0: ಸೊ ಮೊದಲನೇದಾಗಿ ಈ ದಿನ ನೀವು ಪೌಷ್ಟಿಕ ಆಹಾರದ ಕುರಿತು ಒಂದಿಷ್ಟು ಮಾಹಿತಿಯನ್ನ ತಿಳಿಸಿಕೊಡಲು ನಮ್ಮೊಂದಿಗಿದ್ದೀರಿ. ಹಾಗಿದ್ರೆ ಈ ರಾಷ್ಟ್ರೀಯ ಪೌಷ್ಟಿಕ ಸಪ್ತಾಹ ದಿನದ ಹಿನ್ನೆಲೆ ಆಗಿರ್ಬೋದು, ಇತಿಹಾಸ ಆಗಿರ್ಬೋದು, ಅಥವಾ ಈ ದಿನದ ಆಚರಣೆಯ ಮಹತ್ವವನ್ನ ನಮಗೆ ಮತ್ತು ನಮ್ಮ ಕೇಳುಗರಿಗೆ ತಿಳಿಸೋದಾದ್ರೆ ಮೇಡಮ್?
1: ಖಂಡಿತ. ನಮ್ಮ ಭಾರತದಲ್ಲಿ ಪ್ರತಿ ವರ್ಷ ಸೆಪ್ಟೆಂಬರ್ ಮೊದಲನೇ ವೀಕ್ನ ನಾವು ರಾಷ್ಟ್ರೀಯ ಪೌಷ್ಟಿಕಾಂಶ ಸಪ್ತಾಹ ಅಂತ ಆಚರಿಸ್ತಾ ಇದ್ದೀವಿ. ಇದು ನಮ್ಮ ದೇಶದಲ್ಲಿ ಜಾರಿಗೆ ಬಂದಿದ್ದು 1982 ನಮ್ಮ ಗವರ್ನಮೆಂಟ್ ಫುಡ್ ಅಂಡ್ ನ್ಯೂಟ್ರಿಷನ್ ಬೋರ್ಡ್ ಕಡೆಯಿಂದ ಬಂದಿರುವಂಥದ್ದು, ಅಂಡರ್ ದಿ ಮಿನಿಸ್ಟ್ರಿ ಆಫ್ ವುಮೆನ್ ಮತ್ತು ಚೈಲ್ಡ್ ಡೆವಲಪ್ಮೆಂಟ್ ಕಡೆಯಿಂದ ಬಂದಿರುವಂಥದ್ದು. ಇದ್ರ ಮುಖ್ಯ ಉದ್ದೇಶ ಏನಪ್ಪ ಅಂತ ಅಂದರೆ ಜನರಲ್ಲಿ ಸಮತೋಲಿತವಾದಂಥ ಆಹಾರ, ಪೌಷ್ಟಿಕಾಂಶಗಳ ಮಹತ್ವ, ಅಪೌಷ್ಟಿಕತೆ ಮತ್ತು ಸೂಕ್ಷ್ಮ ಪೋಷಕಾಂಶಗಳ ಕೊರತೆಯ ಬಗ್ಗೆ ಅರಿವು ಮೂಡಿಸೋದು ಇದರ ಪ್ರಮುಖ ಉದ್ದೇಶ ಆಗಿರುತ್ತೆ. ಕಾಲಕ್ರಮೇಣ ರಾಷ್ಟ್ರೀಯ ಪೌಷ್ಟಿಕಾಂಶ ಸಪ್ತಾಹವು ಆಸ್ಪತ್ರೆಗಳಲ್ಲಾಗಿರ್ಬೋದು, ಶಾಲೆಗಳಲ್ಲಾಗಿರ್ಬೋದು, ಅಂಗನವಾಡಿಗಳಲ್ಲಾಗಿರ್ಬೋದು ಮತ್ತು ಸಮುದಾಯಗಳ ಮೂಲಕ ಪೌಷ್ಟಿಕಾಂಶದ ಬಗ್ಗೆ ಜನಜಾಗೃತಿ ಮೂಡಿಸುವ ಪ್ರಮುಖ ಕಾರ್ಯಕ್ರಮಗಳನ್ನು ನಡೆಸ್ತಾ ಬರ್ತಾ ಇದೆ.
0: ಇಷ್ಟೊತ್ತು ರಾಷ್ಟ್ರೀಯ ಪೌಷ್ಟಿಕ ಸಪ್ತಾಹ ದಿನದ ಹಿನ್ನೆಲೆ ಆಗಿರ್ಬೋದು, ಅದರ ಆಚರಣೆ ಮಹತ್ವದ ಕುರಿತು ಮಾಹಿತಿಯನ್ನು ನೀಡಿದ್ರಿ ಮೇಡಮ್. ಹಾಗಿದ್ರೆ ಈ ಪೌಷ್ಟಿಕ ಆಹಾರ ಅಂದ್ರೆ ಏನು ಅನ್ನೋದನ್ನ ತಿಳಿಸ್ಬೋದಾ? ಜೊತೆಗೆ ನಮ್ಮ ದೈನಂದಿನ ಆಹಾರದಲ್ಲಿ ಯಾವೆಲ್ಲ ಪೋಷಕಾಂಶಗಳು ಅಗತ್ಯ ಇದೆ ಅನ್ನೋದನ್ನ ತಿಳಿಸ್ಬೋದಾ?
1: ಪೌಷ್ಟಿಕಾಂಶ ಆಹಾರ ಅಂತ ಅಂದ್ರೆ ನಮ್ಮ ದೇಹದ ಅಗತ್ಯವಿರುವ ಎಲ್ಲಾ ಪೋಷಕಾಂಶಗಳನ್ನು ಸರಿಯಾದ ಪ್ರಮಾಣದಲ್ಲಿ ಒದಗಿಸುವಂತಹ ಆಹಾರ ಇರುತ್ತೆ. ಅದರಲ್ಲಿ ಮುಖ್ಯವಾಗಿ ನಿಮ್ಗೆ ಗೊತ್ತಿರೋ ಹಾಗೆ ಕಾರ್ಬೋಹೈಡ್ರೇಟ್ಸ್ಗಳಾಗಿರ್ಬೋದು, ಪ್ರೋಟೀನ್ಸ್ಗಳಾಗಿರ್ಬೋದು, ವಿಟಮಿನ್ಸ್ಗಳಾಗಿರ್ಬೋದು, ಖನಿಜಾಂಶಗಳಾಗಿರಬಹುದು, ಇದನ್ನೆಲ್ಲ ಒಟ್ಟಾರೆ ಸೇರಿಸಿ ತಗೊಳ್ಳುವಂತಹ ದೈನಂದಿನ ಊಟಗಳನ್ನ ನಾವು ಪೌಷ್ಟಿಕಾಂಶಯುಕ್ತ ಆಹಾರ ಅಂತ ನಾವು ಕರೆಯುವಂಥದ್ದಿರುತ್ತೆ. ನಮ್ಗೆ ನಾವೇನು ಊಟ ತಗೋತೀವಲ್ಲ ಅದು ಒಂದೇ ಫುಡ್ಡಿಂದ ಎಲ್ಲ ಪೌಷ್ಟಿಕಾಂಶಗಳು ಸಿಗುವಂಥದ್ದಿರಲ್ಲ. ಸೊ ನಾವು ತಗೊಳ್ಳುವಂಥ ಆಹಾರದಲ್ಲಿ ನಾವು ನಮ್ಗೆ ಅವಾಗಲೇ ಗೊತ್ತಿರೋ ಹಾಗೆ ಇವಾಗ ಬ್ಯಾಲೆನ್ಸ್ಡ್ ಪ್ಲೇಟ್ ಅಂತ ಹೇಳ್ತೀವಿ. ಪ್ಲೇಟ್ ಮೆಥಡಲ್ಲಿ ನೋಡೋದಾದ್ರೆ ಅರ್ಧ ಭಾಗ ಸೊಪ್ಪು ತರಕಾರಿಗಳಿರುವಂಥದ್ದಾಗಿರ್ಬೋದು, ಹಾಗೆಯೇ ಕಾಲು ಭಾಗದಷ್ಟು ಧಾನ್ಯಗಳು ಕಾರ್ಬೋಹೈಡ್ರೇಟ್ಸ್ಗಳಿರುವಂಥದ್ದು, ಇನ್ನು ಕಾಲು ಭಾಗದಷ್ಟು ಪ್ರೋಟೀನ್ ಇರುವಂಥದ್ದು, ಈ ಎಲ್ಲ ರೀತಿಯಾದಂತಹ ಎಲ್ಲ ಬಗೆಯ ಆಹಾರಗಳನ್ನ ತಗೊಂಡಾಗ ಮಾತ್ರ ನಮಗೆ ಎಲ್ಲ ಪೌಷ್ಟಿಕಾಂಶಗಳು ಸಿಗುವಂಥದ್ದು. ನಾವು ಬರೀ ಒಂದೇ ಫೋಕಸ್ ಮಾಡ್ತೀವಿ ಅಂತ ಹೇಳಿ ಬರೀ ಅನ್ನನೇ ಬರೀ ಮುದ್ದೆನೇ ಬರೀ ಚಪಾತಿನೇ ನೋಡಿದ್ರೆ ನಮಗೆ ಅದರಿಂದ ಸಿಗುವಂಥದ್ದು ಎನರ್ಜಿ ಸಿಗುತ್ತೆ ಬಿಟ್ಟರೆ ಬೇರೆ ಯಾವ ಪೋಷಕಾಂಶಗಳು ಸಿಗುವಂಥದ್ದಿಲ್ಲ. ಸೊ ಹಾಗಾಗಿ ನಾವು ತಗೊಳ್ಳುವಂಥ ಆಹಾರದಲ್ಲಿ ಇವಾಗ ನಾವು ಹೇಳ್ತೀವಿ ರೈನ್ಬೋ ಕಲರ್ಸ್ ಫ್ರೂಟ್ಸ್ ಮತ್ತು ವೆಜಿಟೇಬಲ್ಸ್ಗಳನ್ನ ತಗೊಳ್ಳುವಂಥದ್ದು ಅಂದರೆ ಇವಾಗ ಒಬ್ರಿಗೆ ಬೆಂಡೆಕಾಯಿ ಇಷ್ಟ, ಒಬ್ರಿಗೆ ತೊಂಡೆಕಾಯಿ ಇಷ್ಟ ಅಂತ ವಾರ ಪೂರ್ತಿ ಬರೀ ಒಂದೇ ತರಕಾರಿ ಮೇಲೆ ಡಿಪೆಂಡ್ ಆಗಿರುವಂಥದ್ದಿರುತ್ತೆ. ಕ್ಯಾರೆಟು ಬೀಟ್ರೂಟು ಹೇಳಿದ್ದಾರೆ ಸ್ಕಿನ್ ಗ್ಲೋ ಅಂತ ಹೇಳಿ ಒಂದೇ ತರಕಾರಿ ಮೇಲೆ ಫೋಕಸ್ ಮಾಡುವಂಥದ್ದಿರುತ್ತೆ. ತಿಂದರೆ ಮೊಟ್ಟೆ ಪ್ರೋಟೀನ್ ಹೇಳಿದ್ದಾರೆ ಅಂತ ಬರೀ ಒಂದು ಮೊಟ್ಟೆ ಅಂತ ಹೇಳಿಬಿಟ್ಟು ವಾರ ಪೂರ್ತಿ ಬರೀ ಮೊಟ್ಟೆ ಮೇಲೆ ಡಿಪೆಂಡ್ ಆಗಿರುವಂಥದ್ದು, ಈ ಥರ ಒಂದೇ ಬಗೆಯ ಆಹಾರದ ಮೇಲೆ ಡಿಪೆಂಡ್ ಆಗೋದಕ್ಕಿಂತ ವೈವಿಧ್ಯಮಯವಾದಂಥ ಆಹಾರದ ಗುಂಪುಗಳನ್ನು ನೀವು ಆರಿಸ್ಕೊಳ್ಳುವಂಥದ್ದು ಉತ್ತಮವಾಗಿರುತ್ತೆ. ಸೊ ಈ ರೀತಿ ನೀವು ಒಂದು ಆಹಾರನ ಏನಾದರೂ ಡೈಲಿ ಊಟ ಮಾಡುವಂಥದ್ದಿದ್ರೆ ಚೂಸ್ ಮಾಡ್ಕೊಳ್ಳುವಂಥದ್ದು ಒಳ್ಳೆಯದು.
0: ದೈನಂದಿನ ಆಹಾರದಲ್ಲಿ ಯಾವೆಲ್ಲ ರೀತಿಯ ಪೋಷಕಾಂಶಯುಕ್ತ ಆಹಾರವನ್ನು ನಾವು ಸೇವಿಸಬೇಕು ಅನ್ನೋದ್ರ ಕುರಿತು ಮಾಹಿತಿಯನ್ನು ನೀಡಿದ್ರಿ. ಹಾಗಿದ್ರೆ ಈ ಮಕ್ಕಳು, ಗರ್ಭಿಣಿಯರು ಹಾಗೆ ವೃದ್ಧರಿಗೆ ಈ ಪೌಷ್ಟಿಕ ಆಹಾರ ಏಕೆ ಮುಖ್ಯ ಅನ್ನೋದನ್ನ ತಿಳಿಸ್ಬೋದಾ ಮ್ಯಾಮ್?
1: ಖಂಡಿತ. ಪ್ರತಿಯೊಂದು ಏಜ್ ಅಂತ ನೋಡಿದಾಗ್ಲೂ ಕೂಡ ಅದರದೇ ಆದಂತಹ ಮಹತ್ವ ಇರುತ್ತೆ. ಅಂದರೆ ಇವಾಗ ಮಕ್ಕಳಿಗೆ ಬೇರೆ ರೀತಿ ತಗೊಳ್ಳುವಂಥದ್ದಿರುತ್ತೆ, ಅಡಲ್ಟ್ಸಲ್ಲಿ ಬೇರೆ ರೀತಿ ತಗೊಳ್ಳುವಂಥದ್ದಿರುತ್ತೆ, ಹಾಗೆಯೇ ವೃದ್ಧರು ಕೂಡ ಬೇರೆ ರೀತಿ ತಗೊಳ್ಳುವಂಥದ್ದಿರುತ್ತೆ. ಮಕ್ಕಳು ತಿನ್ನೋ ಅಷ್ಟು ಊಟನೇ ದೊಡ್ಡವರು ತಿನ್ನೋಕ್ಕಾಗೋದಿಲ್ಲ, ಹಾಗೆಯೇ ಅಂದರೆ ಅಡಲ್ಟ್ಗಳು ತಿನ್ನೋಹಾಕಾಗಲ್ಲ, ಮತ್ತು ವೃದ್ಧರು ಕೂಡ ಇರೋವಂಥದ್ದು. ಸೊ ಅವ್ರ ಏಜ್ಗೆ ಅನುಗುಣವಾಗಿ ಮತ್ತು ಅವ್ರ ಹೈಟು ವೆಯ್ಟು ಎಲ್ಲನೂ ನೋಡ್ತೀವಿ ನಾವು. ಅವ್ರದ್ದು ದೈಹಿಕ ಚಟುವಟಿಕೆಗಳು ಹೇಗಿದೆ, ಮತ್ತು ಅವ್ರದ್ದು ಏಜ್ ಫ್ಯಾಕ್ಟರ್ಸ್ ಏನಿದೆ, ಮತ್ತು ಅವ್ರದ್ದು ಕಂಡೀಷನ್ ಏನಿದೆ, ಅದನ್ನೆಲ್ಲ ನೋಡಿ ನಾವು ಅವರಿಗೆ ಸಜೆಸ್ಟ್ ಮಾಡುವಂಥದ್ದಿರುತ್ತೆ. ಅದು ಕೂಡ ಇವಾಗ ಮಕ್ಕಳು ಅಂತ ಬಂದಾಗ ಇತ್ತೀಚಿನ ದಿನಗಳಲ್ಲಿ ಮಕ್ಕಳಲ್ಲೂ ಕೂಡ ಕೆಲವೊಂದು ಪೌಷ್ಟಿಕಾಂಶದ ಕೊರತೆ ಕಾಣಿಸುವಂಥದ್ದಿರುತ್ತೆ. ಸೊ ಮಕ್ಕಳಿಗೆ ಮೇಯ್ನಾಗಿ ನಾವು ಅವ್ರ ಬೆಳವಣಿಗೆಗಳಾಗಿರಬಹುದು, ಬೇರೆ ರೀತಿಯಾದಂಥ ಇವಾಗ ಫಾರ್ ಎಕ್ಸಾಂಪಲ್ ಅನಿಮಿಯಾ ಆ ಥರದ್ದೆಲ್ಲ ನ್ಯೂಟ್ರಿಷನ್ ಡಿಫಿಷಿಯನ್ಸಿ ಆಗುವಂಥದ್ದಿರುತ್ತೆ. ಸೊ ಅದನ್ನೆಲ್ಲ ತಡೆಗಟ್ಟಬೇಕು, ಅವ್ರ ಆರೋಗ್ಯ ಚೆನ್ನಾಗಿರಬೇಕು, ಅವ್ರ ಬೆಳವಣಿಗೆ ಚೆನ್ನಾಗಿರಬೇಕು, ಅವ್ರದ್ದು ಬುದ್ಧಿ ಬೆಳವಣಿಗೆಯನ್ನು ಕೂಡ ಚೆನ್ನಾಗಿರಬೇಕು ಅಂದಾಗ ಅವರಿಗೆ ನಾವು ಪೌಷ್ಟಿಕಾಂಶದ ಆಹಾರ, ಸಮತೋಲಿತವಾದಂಥ ಆಹಾರ ಕೊಡುವಂಥದ್ದು ಉತ್ತಮವಾಗಿರುತ್ತೆ. ಇನ್ನು ಗರ್ಭಿಣಿಯರು ಅಂತ ಬಂದಾಗಲೂ ಕೂಡ ಹಾಗೇನೆ, ಗರ್ಭಿಣಿ ಸಮಯದಲ್ಲಿ ಇಬ್ಬರು ಇರ್ತಾರೆ. ಸೊ ಅವ್ರಿಗೂ ಅಷ್ಟೇ, ಅವರು ಏಜ್ ಫ್ಯಾಕ್ಟರ್ ಮೇಲೆ ಅವ್ರಿಗೆ ಎಷ್ಟು ಕ್ಯಾಲೋರೀಸ್ ಇರುತ್ತೋ ಅದಕ್ಕಿಂತ ಒಂದು 350 ಕ್ಯಾಲೋರೀಸು ಅವರಿಗೆ ಹೆಚ್ಚು ಕೊಡುವಂಥದ್ದಿರುತ್ತೆ. ಇವಾಗ ಲ್ಯಾಕ್ಟೇಟಿಂಗ್ ಮದರ್ಸ್ ಅಂದರೆ ಸ್ತನ್ಯಪಾನ ಮಾಡಿಸುವಂಥ ಮದರ್ಗೂ ಅಷ್ಟೇ, ಅವರು ಏಜ್ಗೆ ಮತ್ತು ಅವರು ವೆಯ್ಟಿಗೆ ಮತ್ತು ತೂಕಕ್ಕೆ ಅನುಗುಣವಾಗಿ ಎಷ್ಟು ಕ್ಯಾಲೋರೀಸ್ ಇರುತ್ತೋ ಅದಕ್ಕಿಂತ ಒಂದು 600 ಕ್ಯಾಲೋರೀಸ್ ಜಾಸ್ತಿ ಕೊಡುವಂಥದ್ದಿರುತ್ತೆ. ಸೊ ಆ ಟೈಮಲ್ಲಿ ಈ ರೀತಿಯಾದಂತಹ ಪೌಷ್ಟಿಕ ಆಹಾರ ತಗೊಂಡಾಗ ಮಾತ್ರ ತಮಗೆ ಹುಟ್ಟುವಂತಹ ಮಗುವಿನ ಬೆಳವಣಿಗೆ ಕೂಡ ಚೆನ್ನಾಗಿರುತ್ತೆ. ಆ

ಪಾಪುನು ಕೂಡ ನ್ಯೂಟ್ರಿಷನ್ ಡಿಫಿಶಿಯನ್ಸಿಯಿಂದ ದೂರ ಉಳಿಯುವಂತದಿರುತ್ತೆ. ಇಲ್ಲ ನೀವು ಗರ್ಭಿಣಿ ಸಮಯದಲ್ಲೇನೆ ಅಥವಾ ಹಾಲುಣಿಸುವ ಸಮಯದಲ್ಲೇನೆ ನೀವು ಬರೀ ಒಂದೇ ಫುಡ್ಗೆ ಫೋಕಸ್ ಆಗಿ ಬೇರೇನು ನ್ಯೂಟ್ರಿಯೆಂಟ್ಸ್ ಗಳು ನಿಮ್ಮ ದೇಹಕ್ಕೆ ಹೋಗಿಲ್ಲ ಅಂತ ಅಂದಾಗ ಮಗುನು ಕೂಡ ಮಗು ಬೆಳವಣಿಗೆನು ಕೂಡ ಹದಗೆಡ್ತಾ ಬರುತ್ತೆ. ಸೊ ಇನ್ನು ವೃದ್ಧರಲ್ಲಿ ಅಂತ ನಾವು ನೋಡಿದಾಗ್ಲೂ ಹಾಗೇನೆ, ಇವಾಗ ಏಜ್ ಆಗ್ತಾ ಆಗ್ತಾ ಆಗ್ತಾ ತುಂಬಾ ರೋಗಗಳಿಗೆ ಅವರು ಹತ್ರ ಆಗ್ತಾ ಹೋಗ್ತಾರೆ. ಹಾಗೇನೆ ಅವ್ರಿಗೆ ಸ್ನಾಯುಬಲಗಳಾಗಿರ್ಬೋದು, ಹಾಗೇನೆ ಎನರ್ಜಿ ಕಡಿಮೆ

0: ಆಗುತ್ತೆ. ಸೊ ಇವಾಗ ಫಾರ್ ಎಕ್ಸಾಂಪಲ್ ಇವಾಗ ವುಮೆನ್ಸ್ ಅಂತ ತಗೊಂಡ್ರು ನಾರ್ಮಲ್ ವುಮೆನ್ ಅಂತ ತಗೊಂಡು 1600 to 2000 ಕ್ಯಾಲೋರಿ ಎಷ್ಟಾದ್ರೂ ತಗೊಳ್ಳುವಂತದ್ದು ಇರುತ್ತೆ. ಸೊ ಪ್ರತಿಯೊಂದು ಊಟದಲ್ಲೂ ಅವ್ರಿಗೂ ಕೂಡ ಸಮತೋಲಿತವಾದಂತಹ ಕಾರ್ಬೋಹೈಡ್ರೇಟ್ಸ್ ಪ್ರೋಟೀನ್ಸ್ ಎಲ್ಲಾನು ಕೂಡ ತಗೊಳ್ಳುವಂತದ್ದು ಇಂಪಾರ್ಟೆಂಟ್ ಆಗುತ್ತೆ.
1: ಸಮತೋಲಿತ ಆಹಾರ ನಮ್ಮ ಊಟದಲ್ಲಿ ಅಥವಾ ನಮ್ಮ ದಿನಚರಿಯಲ್ಲಿ ಇಲ್ಲ ಅನ್ನೋದಾದ್ರೆ ಏನೆಲ್ಲ ಸಮಸ್ಯೆಗಳು ನಮಗೆ ಕಾಣಿಸುತ್ತೆ ಮೇಡಮ್?
0: ಖಂಡಿತ, ಸಮತೋಲಿತವಾದಂತಹ ಆಹಾರನ ತಗೊಳ್ಳಿಲ್ಲ ಅಂತ ಅಂದ್ರೆ ಇವಾಗ ರಕ್ತಹೀನತೆ ಆಗಿರಬಹುದು, ತೂಕ ಕಡಿಮೆ ಆಗುವಂತದ್ದಾಗಿರಬಹುದು, ಅದಾದ್ಮೇಲೆ ಮಧುಮೇಹ ಆಗಿರಬಹುದು, ಹೃದಯ ಸಂಬಂಧಿತ ಕಾಯಿಲೆಗಳಾಗಿರಬಹುದು, ಹೇರ್ ಪ್ರಾಬ್ಲಮ್ಸ್ ಗಳಾಗಿರುವಂತದ್ದಾಗಿರ್ಬಹುದು, ಈ ತರ ಸಮಸ್ಯೆಗಳು ಕಾಣುವಂತದ್ದಿರುತ್ತೆ.
1: ಈಗ ನಾವು ಆಹಾರ ಅಂತ ಬಂದಾಗ ಅತಿ ಹೆಚ್ಚು ಮಾತಿಗೆ ಇತ್ತೀಚಿನ ದಿನಗಳಲ್ಲಿ ಬರುವಂತದ್ದು ಪ್ರೋಟೀನ್ ಇದೆಯಾ ನಮ್ಮ ಊಟದಲ್ಲಿ, ಅಥವಾ ನಾವು ತಗೊಳ್ಳುವಂತ ದಿನಚರಿಯಲ್ಲಿ ಪ್ರೋಟೀನ್ ಅಂಶ ನಾವು ತಗೋತಾ ಇದ್ದೀವ ಅನ್ನೋದು ಹೇಗೆ ಗೊತ್ತಾಗುತ್ತೆ ಮೇಡಮ್?
0: ಖಂಡಿತ, ಒಳ್ಳೆ ಕ್ವೆಶ್ಚನ್ಸ್ ಕೇಳಿದ್ರಿ. ಇತ್ತೀಚಿನ ದಿನಗಳು ಎಸ್ಪೆಷಲಿ ನಮ್ಮ ಸೌತ್ ಕರ್ನಾಟಕದಲ್ಲಿ ಅಂತ ನೋಡಿದಾಗ್ಲೇನೆ, ಸೌತ್ ಕರ್ನಾಟಕ ಅಂತ ಬೇಡ, ಇವಾಗ ನಮ್ಗಳಲ್ಲೇ ನಾವು ನೋಡ್ತೀವಿ ಅಂದ್ರೇನೆ ಮೇನ್ ಆಗಿ ನಾವು ಫೋಕಸ್ ಮಾಡೋದು ಅನ್ನ ಮುದ್ದೆ ಚಪಾತಿ, ಇದಕ್ಕಿಷ್ಟೇ ಫೋಕಸ್ ಮಾಡ್ತೀವಿ. ನಾವು ನಮ್ಮ ದಿನನಿತ್ಯದಲ್ಲಿ ಪ್ರೋಟೀನ್ ಏನ್ ಇದೆಯಾ ಅಥವಾ ಮಿನರಲ್ಸ್ ಇದೆಯಾ ವಿಟಮಿನ್ಸ್ ಇದೆಯಾ ಅಂತ ನಾವು ಯಾವುದನ್ನು ನೋಡ್ತಾ ಇಲ್ಲ. ಸೊ ನೀವು ಕೇಳಿದ್ದು ಹೆಂಗೆ ಅಂದರೆ, ಇವಾಗ ಪ್ರೋಟೀನ್ ಅಂತ ಕೇಳಿದ್ರೆ, ಇವಾಗ ಫಾರ್ ಎಕ್ಸಾಂಪಲ್ ಪ್ರೋಟೀನ್ ಯುಕ್ತವಾದಂಥ ಆಹಾರಗಳು ಯಾವುದು? ಮೊಟ್ಟೆ ಆಗಿರ್ಬೋದು, ಕಾಳುಗಳಾಗಿರ್ಬೋದು, ಹಾಗೆ ಸೋಯಾಬೀನು, ಪನ್ನೀರು, ಈ ಥರದ್ದೆಲ್ಲ ಬರುತ್ತೆ. ಹಾಲು, ಇದು ಕೂಡ ನಮ್ಮ ಪ್ರೋಟೀನ್ ಯುಕ್ತವಾದಂತಹ ಆಹಾರಗಳು, ಅಲ್ಲೇ ಗೊತ್ತಾಗ್ಬಿಡುತ್ತೆ. ಅದನ್ನೆಲ್ಲ ನಾನು ತಗೋತಾ ಇದ್ರೆ ಡೈಲಿ ನನಗೆ ಅದ್ರದ್ದು ರಿಕ್ವೈರ್ಮೆಂಟ್ ಕಂಪ್ಲೀಟ್ ಆಗ್ತಿದೆ ಅಂತ. ಅದನ್ನ ತಗೋತಾ ಇಲ್ಲ ಅಂತಂದ್ರೆ ರಿಕ್ವೈರ್ಮೆಂಟ್ ಕಂಪ್ಲೀಟ್ ಆಗ್ತಿಲ್ಲ ಅಂತ. ಸೊ ಇವಾಗ ಪ್ರೋಟೀನ್ ಅಂತ ಬಂತಂದಾಗ ಒಂದೇ ಮೇನ್ ಫೋಕಸ್ ಮಾಡೋ ಪರ್ ಕೆ ಜಿ ಬಾಡಿ ವೆಯ್ಟ್, 0.8 g/kg ಇರಬೇಕು ಅಂತ ಹೇಳುವಂಥದ್ದು ಒಬ್ಬ ಮನುಷ್ಯನ್ಗೆ. ಸೊ ನಮ್ಮ ತೂಕ ಫಾರ್ ಎಕ್ಸಾಂಪಲ್ ಇವಾಗ 45 ಇದೀವಿ ಅಂತ ಅಂದ್ರೆ x 0.8 ಎಷ್ಟು ಗ್ರಾಮ್ಸ್ ಬರುತ್ತೋ ಅಷ್ಟು ನಮಗೆ ಪ್ರೋಟೀನ್ ಅವಶ್ಯಕತೆ ಇದೆ. ಅದು ಕೂಡ ಡಿಪೆಂಡ್ಸ್ ಅಂದ್ರೆ ಅವ್ರದ್ದು ಫಿಸಿಕಲ್ ಆಕ್ಟಿವಿಟಿ ಆಗಿರಬಹುದು, ಅದನ್ನ ನೋಡಿ ನಾವು ಮೇನ್ ಫೋಕಸ್ ಮಾಡುವಂತದ್ದು ಇರುತ್ತೆ. ಇವಾಗ ನಾವು 0.8 ಇಂದನು ಹಿಡಿದು 1.2 ತನಕ ನಾವು ಇನ್ಕ್ರೀಸ್ ಮಾಡ್ಕೊಳ್ಳುವಂತದ್ದು ಇರುತ್ತೆ. ಇವಾಗ ಅಪ್ರಾಕ್ಸಿಮೇಟ್ಲಿ ನಮಗೆ ಅಂತ ತಗೊಂಡ್ರು 45-50 g ಒಂದು ದಿನಕ್ಕೆ ಪ್ರೋಟೀನ್ಸ್ ಅಗತ್ಯ ಇರುವಂತದ್ದು. ಸೊ ಇವಾಗ ನಾವು ಬೇರೆ ತಗೋತೀವಿ ಅಂತ ಅಂದ್ರು, ಇವಾಗ ಚಪಾತಿ ತಗೋತೀವಿ, ಮುದ್ದೆ ತಗೋತೀವಿ, ಆ ತರ ಅಂತ ಅಂದ್ರು ದೈನಂದಿನ ನಾವೇನ್ ತಗೋತೀವಿ ಊಟದಲ್ಲಿ ಅಪ್ರಾಕ್ಸಿಮೇಟ್ಲಿ ಒಂದು 12-20 g ಅಷ್ಟು ಪ್ರೋಟೀನ್ಸ್ ಹೋಗ್ತಾ ಇದೆ ನಾವು ತಗೊಳ್ತಾ ಇರೋವಂಥದ್ದು. ಸೊ ಅದು ಯಥೇಚ್ಛವಾಗಿ ಆಗಬೇಕು, ಯಥೇಚ್ಛವಾಗಿ ಅಂದರೆ ನಮ್ಗೆ ಆ ದಿನದ ಕಂಪ್ಲೀಟ್ ಆಗಬೇಕು ಅಂದರೆ ಅಟ್ಲೀಸ್ಟ್ ನೀವು ನಿಮ್ಮ ಊಟದಲ್ಲಿ ಒಂದು ಮೊಟ್ಟೆಯಲ್ಲಿ ಇವಾಗ ಒಂದು ಮೊಟ್ಟೆ ನಾನು ಫುಲ್ ಹೋಲ್ ತಗೋತೀನಿ ಅಂದರೆ ಅಟ್ಲೀಸ್ಟ್ ಅದರಲ್ಲಿ ಸಿಗುವಂಥದ್ದು 6 g ಆಫ್ ಪ್ರೋಟೀನ್ಸ್ ಇರುತ್ತೆ. ನೀವು ನಾನ್ ವೆಜಿಟೇರಿಯನ್ಸ್ ಆಗಿದ್ರೆ ಒಂದು ಮೊಟ್ಟೆನ ಇನ್ಕ್ಲೂಡ್ ಮಾಡೋದ್ರಿಂದ 6 g ಅಷ್ಟು ಪ್ರೋಟೀನ್ ಅವಶ್ಯಕ ಪ್ರೋಟೀನ್ ಕಂಪ್ಲೀಟ್ ಸಿಗುವಂತದ್ದಿರುತ್ತೆ. ಅದೇನೆ ನಿಮ್ಮ ಊಟದಲ್ಲಿ ಪ್ರತಿ ಒಂದು ಏನು 3 ತಗೋತೀರಾ ಅದರಲ್ಲೂ ಕೂಡ ದಾಲ್ ಅಂದ್ರೆ ಇವಾಗ ಬೇಳೆ ಕಾಳುಗಳಾಗಿರ್ಬಹುದು ಮತ್ತೆ ಹೆಸರು ಕಾಳುಗಳಾಗಿರ್ಬಹುದು, ಈ ತರ ನೀವು ಒಂದು ಪೋರ್ಷನ್ ಅಷ್ಟು ಅಂದ್ರೆ ಒಂದು ಬಟ್ಲಷ್ಟು ನೀವು ಯೂಸ್ ಮಾಡಿದಾಗ ಅದರಲ್ಲೂ ನಿಮ್ಗೆ ಒಂದು 8-9 ಪ್ರೋಟೀನ್ ಸಿಗುವಂತದ್ದಿರುತ್ತೆ. ಸೊ ನೀವು ಏನೇ ಊಟ ಮಾಡೋದಿದ್ರು ಕ್ಯಾಲ್ಕುಲೇಟೆಡ್ ಆಗಿ ತಿನ್ನಿ, ಅಂದ್ರೆ ಇದರಿಂದ ಇಷ್ಟು ಸಿಗುತ್ತೆ ಅನ್ನೋ ತರ. ಇವಾಗ ಅವಾಗ್ಲೇ ಹೇಳ್ದಂಗೆ ಒಂದು ಮೊಟ್ಟೆಲ 6 g ಸಿಕ್ತು ನನಗೆ, ದಿನದಲ್ಲಿ ಬೇಕಾಗಿರೋದು 45 g, ಅದ್ರಲ್ಲಿ 6 g ಒಂದು ಮೊಟ್ಟೆಲ್ ಸಿಕ್ತು ಅನ್ನೋ ತರ ಆದ್ರೆ ಇನ್ನೊಂದು ಮೊಟ್ಟೆನೆ ಇನ್ಕ್ಲೂಡ್ ಮಾಡ್ಕೊಳ್ಳೋದು, 6-6, 12 g ಸಿಕ್ತು. ಇನ್ನು ಮಿಕ್ಕಿದ್ದು ಇವಾಗ ಪಲ್ಸಸ್ ನ ತಗೋತೀನಿ ಅಂದ್ರೆ ಒಂದು ಟೈಮ್ಗೆ ಒಂದು 100 g ಅಷ್ಟು ಹಸಿರುಕಾಳು ಪಲ್ಯನ ನಾನು ತಗೋತೀನಿ ಅಂತ ಅಂದ್ರೆ ಆ 100 g ಅಲ್ಲಿ ನನಗೆ 8 g ಪ್ರೋಟೀನ್ ಸಿಕ್ತು. ಸೊ ಅಲ್ಲಿ ಕ್ಯಾಲ್ಕುಲೇಟ್ ಮಾಡ ಅಂತದನ್ನ 2 ನಾನು ತಿಂದ್ರೆ 200 g ಅಷ್ಟು ತಿಂದ್ರೆ ನನಗೆ ಅಲ್ಲೇನೆ ನನಗೆ 16 g ಅಷ್ಟು ಪ್ರೋಟೀನ್ ಸಿಕ್ತು. ಇಲ್ಲ 12 ಇಲ್ಲ 16 ಇತ್ತು, ಇನ್ನೆಷ್ಟು ಬೇಕು ಅದನ್ನ ನಾವು ಸ್ನಾಕ್ಸ್ ಟೈಮ್ ಅಲ್ಲಿ ಮಾಡ್ಕೊಳ್ಳುವಂಥದ್ದು ಅಥವಾ ಒಂದು ಲೋಟ ಹಾಲು ಕುಡಿಯುವಂಥದ್ದು. ಇವಾಗ ಒಂದು 250 ml ಹಾಲನ್ನ ನಾವು ತಗೋತೀವಿ, 1/2 liter ಹಾಲನ್ನ ನಾವು ತಗೋತೀವಿ ಅಂದ್ರೆ ಅದರಲ್ಲೂ ಒಂದು 8 g ಅಷ್ಟು ಪ್ರೋಟೀನ್ ಸಿಗುವಂಥದ್ದು ಇರುತ್ತೆ. ಸೊ ಪ್ರೋಟೀನ್ ನಾವು ಊಟದಲ್ಲಿ ಇನ್ಕ್ಲೂಡ್ ಮಾಡ್ಕೊಳ್ಳುವಂಥದ್ದು ತುಂಬಾ ಕಷ್ಟ ಅಂತ ನಾವು ಇತ್ತೀಚಿನ ದಿನಗಳಲ್ಲಿ ಅನ್ಕೋತಾ ಇದೀವಿ, ಅದಲ್ಲ. ಸೊ ಮನೆಯಲ್ಲಿ ಏನ್ ಸಿಗುತ್ತೆ ಅದನ್ನ ಎಷ್ಟು ಪ್ರಮಾಣದಲ್ಲಿ ತಗೋಬೇಕು ಅನ್ನೋದು. ಸೊ ಯಾವಾಗ್ಲೂ ಪ್ರೋಟೀನ್ ಮೇಲೆ ಕಾನ್ಸಂಟ್ರೇಟ್ ಮಾಡಿ, ಪ್ರೋಟೀನ್ ಮೇಲೆ ಕಾನ್ಸಂಟ್ರೇಟ್ ಮಾಡಿದಾಗ ನಿಮ್ಗೆ ತೂಕ ಮೇಂಟೈನ್ ಮಾಡುವಂತದ್ದಾಗಿರ್ಬೋದು. ಇವಾಗ ಫ್ಯಾಟ್ ಲಾಸ್ ಮಾಡ್ತೀವಿ ಅನ್ನೋರಿಗೆ ಫ್ಯಾಟ್ ಲಾಸ್ ಮಾಡೋದಕ್ಕೆ ಇಂಪಾರ್ಟೆಂಟ್ ಆಗುತ್ತೆ. ಪ್ರೋಟೀನ್ ನೀವು ತಗೊಳ್ಳೋದ್ರಿಂದ ನಿಮ್ಗೆ ಹೊಟ್ಟೆ ತುಂಬದಂಗೂ ಆಗಿರುತ್ತೆ. ಸೊ ನೆಕ್ಸ್ಟ್ ಊಟ ಮಾಡ್ಬೇಕು ಅಂದ್ರೆ ಕಡಿಮೆ ಊಟನ ನೀವು ಸೇವನೆ ಮಾಡುವಂತದ್ದು ಇರುತ್ತೆ. ಸೊ ಕೂಡ ಇದು ಇಂಪಾರ್ಟೆಂಟ್. ಇವಾಗ ಜಿಮ್ಮು ಅಂತ ಎಲ್ಲ ಹೇಳ್ತಿರ್ತೀವಿ, ಅದರಲ್ಲೂ ಕೂಡ ಅಗತ್ಯಕ್ಕಿಂತ ಮೀರಿ ತಗೊಳ್ಳುವಂಥದ್ದು ಇರುತ್ತೆ. ವೇ ಪ್ರೋಟೀನ್ಸ್ಗಳಾಗಿರ್ಬೋದು, ಅದ್ರ ಇವಾಗ ಪ್ರೋಟೀನ್ ಸಪ್ಲಿಮೆಂಟ್ಸ್ಗಳೆಲ್ಲ ಆಗಿರ್ಬೋದು, ಇದೆಲ್ಲ ಅನವಶ್ಯಕವಾಗಿ ತಗೊಳ್ಳುವಂಥದ್ದು ಇರುತ್ತೆ. ಸೊ ಒಬ್ಬ ಆರೋಗ್ಯಕರವಾಗಿ ಒಬ್ಬ ಜೀವನ ನಡೆಸಬೇಕು ಅನ್ನೋ ಥರ ಆದರೆ ಇವಾಗ ಪ್ರೋಟೀನ್ ಫುಲ್ ಡಿಫಿಷಿಯನ್ಸಿ ಇದ್ದಾಗ ಆ ಸಪ್ಲಿಮೆಂಟ್ಸ್ಗಳನ್ನ ತಗೊಳ್ಳುವಂಥದ್ದು ಓಕೆ. ಬಟ್ ಅವಶ್ಯಕತೆನೇ ಇಲ್ಲದೆ ನಂದು ನ್ಯೂಟ್ರಿಷನಲ್ ಅಂದರೆ ಪ್ರೋಟೀನ್ ಕಂಪ್ಲೀಟ್ ಆಗ್ತಿದೆ, ನನ್ನ ಊಟದಲ್ಲಿ ಸಿಗ್ತಾ ಇದೆ ಅಂತ ಅಂದಾಗ ಎಕ್ಸ್ಟ್ರಾ ಸಪ್ಲಿಮೆಂಟ್ಸ್ಗಳನ್ನ ತಗೊಳ್ಳುವಂಥದ್ದು ಕೂಡ ನೆಸೆಸಿಟಿ ಇಲ್ಲ.
1: ಓಕೆ, ಎಕ್ಸ್ಟ್ರಾ ಪ್ರೋಟೀನ್ ಅಂತ ಹೇಳಿದ್ರೆ ನೀವು ಮಾತಿನಲ್ಲಿ ಮಾತಾಡ್ತಾ, ಸೊ ಎಕ್ಸ್ಟ್ರಾ ಪ್ರೋಟೀನ್ ಅಂದರೆ ಈಗ ಜಿಮ್ಗೆ ಹೋಗೋರಾಗಿರ್ಬೋದು ಅಥವಾ ಸ್ಪೋರ್ಟ್ಸ್ಗಳಲ್ಲಿ ಭಾಗವಹಿಸುವಂಥವ್ರು ಎಕ್ಸ್ಟ್ರಾ ಪ್ರೋಟೀನ್ ಅಂತ ಲಿಕ್ವಿಡ್ ಥರ ಪ್ರೋಟೀನ್

0: ಕೊಳ್ಳುವಂಥದ್ದು ಅಥವಾ ಪೌಡರ್ ತರ ಬಾಕ್ಸ್ ಅಲ್ಲಿ ಇರುವಂತದನ್ನ ಸೇವಿಸೋದು, ಇದೆಲ್ಲ ಅವಶ್ಯಕತೆ ಇದೆಯಾ ಅಥವಾ ಆರೋಗ್ಯಯುತ ಜೀವನಕ್ಕೆ ಅದು ಅನುಕೂಲನ ಅಥವಾ ಅನಾನುಕೂಲನ?
1: ಅದು ಒಳ್ಳೆ ಕ್ವಶನೇ. ಅಂದ್ರೆ ಅದನ್ನ ಹೇಳಿದ್ದು ನಾನು ಇವಾಗ, ಒಂದು ಆರೋಗ್ಯವಾಗಿ ನಾನು ಬದುಕಬೇಕು, ನನಗೆ ಸಾಕು ಈ ತರ ನಾರ್ಮಲ್ ಬಾಡಿ ವೆಯ್ಟ್ ನನ್ನ ನಾರ್ಮಲ್ ಆಗಿದೆ ಅಂತ ಅಂದಾಗ ನನಗೆ ನ್ಯಾಚುರಲ್ ಆಗಿ ಸಿಗ್ತಾ ಇದೆ. ನಾನು ಅವಾಗಲೇ ಹೇಳಿದಂಗೆ ಕಾಳುಗಳಾಗಿರ್ಬೋದು ದಿನನಿತ್ಯ ಊಟದಲ್ಲಿ ಸಿಗ್ತಾ ಇದೆ. ಸೊ ನೀವು ಎಕ್ಸ್ಟ್ರಾ ಸಪ್ಲಿಮೆಂಟ್ಸ್ಗಳನ್ನ ಅವಾಗಲೇ ಹೇಳಿದಂಗೆ ಯಾಕೆ ತೊಗೋಬೇಕು? ಯಾವಾಗಲೂ ಫುಲ್ ನ್ಯೂಟ್ರಿಷನಲ್ ಡಿಫಿಷಿಯನ್ಸಿ ಇದ್ದಾಗ. ಡಿಫಿಷಿಯನ್ಸಿ ಏನೂ ಇಲ್ಲ ಇವಾಗ, ಫಾರ್ ಅದೇ ಸಪ್ಲಿಮೆಂಟ್ಸ್ಗಳನ್ನ ಒಂದು ಸ್ಕೂಪ್ ತೊಗೊಳ್ಳುವಂಥದ್ದು, ವೇ ಪ್ರೋಟೀನ್ಸ್ಗಳೆಲ್ಲ ಯೂಸ್ ಮಾಡ್ತಾರೆ, ಒಂದು ಸ್ಕೂಪ್ ತೊಗೊಳ್ಳುವಂಥದ್ದು, ಎರಡು ಸ್ಕೂಪ್ ತೊಗೊಳ್ಳುವಂಥದ್ದು, ಓಕೆ. ಸೊ ಜಿಮ್ಗೆ ಹೋಗೋರೆಲ್ಲ ಏನಿರುತ್ತೆ, ಅವ್ರು ಹಾಗೇನೆ ವರ್ಕೌಟು ಮಾಡ್ತಾರೆ, ಎಕ್ಸ್ಟ್ರಾ ಎಕ್ಸ್ಟ್ರಾ ತೊಗೊಳ್ಳುವಂಥದ್ದು ಇರುತ್ತೆ. ಸೊ ನೀವು ಅದನ್ನು ತೊಗೊಂಡು ಬ್ಯಾಲೆನ್ಸ್ಡ್ ಫುಡ್ ಇರಬೇಕು. ಬರೀ ನೀವು ಪ್ರೋಟೀನ್ಗೆ ಹೆಚ್ಚು ಒತ್ತು ಕೊಡ್ತೀನಿ, ಅದನ್ನೇ ತೊಗೋತೀನಿ, ಬರೀ ಪ್ರೋಟೀನ್ ತೊಗೊಂಡೆ, ಪ್ರೋಟೀನ್ ಶೇಕ್ಸ್ ತೊಗೊಂಡೇ ಇರ್ತೀನಿ ಅಂತ ಅಂದಾಗ ಅದನ್ನು ಕೂಡ ಇವಾಗ ಕಿಡ್ನಿ ಪ್ರಾಬ್ಲಮ್ಸ್ಗಳಾಗಿರ್ಬೋದು, ಬೇರೆ ಬೇರೆ ಪ್ರಾಬ್ಲಮ್ಸ್ಗಳಿಗೆ ದಾರಿ ಮಾಡಿಕೊಡುವಂಥದ್ದಾಗಿರುತ್ತೆ. ಸೊ ಹೆಲ್ದಿಯಾಗಿ ಬದುಕೋದಕ್ಕೆ ಎಷ್ಟು ಬೇಕೋ ಅಷ್ಟು ತೊಗೊಂಡ್ರೆ ಸಾಕು. ನ್ಯಾಚುರಲ್ ಸೋರ್ಸಲ್ಲಿ ನನಗೆ ಸಿಗ್ತಾ ಇಲ್ಲ, ಅದು ನನಗೆ ಅಬ್ಸಾರ್ಪ್ಷನ್ ಕರೆಕ್ಟಾಗಿ ಆಗ್ತಿಲ್ಲ ಅಂತ ಅಂದಾಗ ನಾನು ಸಪ್ಲಿಮೆಂಟ್ಸ್ಗಳನ್ನ ಜಾಸ್ತಿ ತೊಗೊಳ್ಳೋದಕ್ಕೆ ಹೋಗ್ಬೋದು. ಸಪ್ಲಿಮೆಂಟ್ಸ್ ಒನ್ ಸ್ಪೂನ್ ಎರಡು ಸ್ಪೂನ್ ಅದೇನು ಪ್ರಾಬ್ಲಮ್ ಇಲ್ಲ, ಯಥೇಚ್ಛವಾಗಿ ಅವಶ್ಯಕತೆ ಇಲ್ಲ ಒಬ್ಬ ನಾರ್ಮಲ್ ಪರ್ಸನ್ಗೆ.
0: ಓಕೆ, ಹಾಗಿದ್ರೆ ಈ ಆರೋಗ್ಯಯುತ ಜೀವನ ಶೈಲಿಗೆ ಡಯೆಟ್ ಅಂತ ನಾವು ಇತ್ತೀಚಿನ ದಿನಗಳಲ್ಲಿ ಬರೀ ಓಟ್ಸನ್ನ ಸೇವಿಸುವಂಥದ್ದು, ಸೊ ದಿನಪೂರ್ತಿ ಬರೀ ಲಿಕ್ವಿಡ್ ಅಂಶನ ಸೇವಿಸ್ಕೊಂಡು ಇರೋವಂಥದ್ದು, ಸೊ ಈ ಥರದ್ದೆಲ್ಲ ನಾವು ಇತ್ತೀಚಿನ ದಿನಗಳಲ್ಲಿ ಕೇಳ್ತಾ ಇದ್ದೀವಿ. ಇದು ಒಳ್ಳೆಯದಾ ಅಥವಾ ಇದರಿಂದ ಆಗುವಂಥದ್ದು ಅನಾನುಕೂಲ ಆಗಿರ್ಬೋದು ಅಥವಾ ಅನುಕೂಲಗಳ ಬಗ್ಗೆ ನಮಗೆ ತಿಳಿಸ್ಕೊಡೋದಾದ್ರೆ ಮೇಡಮ್?
1: ಖಂಡಿತ. ಅಂದರೆ ಇತ್ತೀಚಿನ ದಿನಗಳಲ್ಲಿ ಏನಾಗ್ತಿದೆ ಅಂತಂದಾಗ ಡಯೆಟು, ವೆಯ್ಟ್ ಲಾಸ್ ಮಾಡಬೇಕು ನಾನು ಅಂತ ಹೇಳಿ ಬರೀ ಲಿಕ್ವಿಡ್ ಡಯೆಟ್ ತೊಗೊಳ್ಳೋವಂಥದ್ದಾಗಿರ್ಬೋದು ಅಥವಾ ಇಂಟರ್ಮಿಟೆಂಟ್ ಫಾಸ್ಟಿಂಗ್. ಇಂಟರ್ಮಿಟೆಂಟ್ ಫಾಸ್ಟಿಂಗ್ ಅನ್ನೋದು ಒಳ್ಳೆಯದೇ, ಆದರೆ ಯಾವಾಗ ಅದು ಎಲ್ಲ ಥರದ ಪೌಷ್ಟಿಕಾಂಶದ ಆಹಾರ ಅಂದರೆ ಸಮತೋಲಿತವಾದಂಥ ಆಹಾರ, ನಮ್ಮ ದೇಹಕ್ಕೆ ಎಷ್ಟು ಕ್ಯಾಲೋರೀಸ್ ಬೇಕಿತ್ತೋ ಅಷ್ಟು ಕ್ಯಾಲೋರೀಸ್ ಮೀಟ್ ಆಗಿರಬೇಕು. ಸೊ ಇಂಟರ್ಮಿಟೆಂಟ್ ಫಾಸ್ಟಿಂಗು ಅದೇ ಥರ. ಸೊ ಕೆಲವೊಬ್ಬರು ಏನು ಮಾಡ್ತಾರೆ, ಇಂಟರ್ಮಿಟೆಂಟ್ ಫಾಸ್ಟಿಂಗ್ ಅಂತ ಹೇಳಿಬಿಟ್ಟು ಮಧ್ಯಾಹ್ನ ಒಂದೆರಡು ಗಂಟೆಗೆ ಆದರೆ ಬರೀ ಒಂದು ರೈಸ್ ತೊಗೊಂಡು ಸುಮ್ಮನಾಗ್ಬಿಡ್ತಾರೆ. ಇನ್ನು ನೈಟು ತೊಗೊಂಡ್ರೆ ತೊಗೋತಾರೆ, ಇಲ್ಲಾಂದ್ರಿಲ್ಲ, ಮಧ್ಯದಲ್ಲಿ ಒಂದು ಕಪ್ಪಷ್ಟು ಅಥವಾ ಒಂದು ಲೋಟದಷ್ಟು ಜ್ಯೂಸ್ ಕುಡ್ಕೊಂಡು ಸುಮ್ಮನಾಗ್ಬಿಡ್ತಾರೆ. ಅದು ಅವ್ರ ಪ್ರಕಾರ ಇಂಟರ್ಮಿಟೆಂಟ್ ಫಾಸ್ಟಿಂಗ್ ಅನ್ನೋ ಥರ ತಗೋತಾರೆ, ಅದು ತಪ್ಪು. ನೀನು ತಿನ್ನೋದು ದಿನಕ್ಕೆ ಒಂದೇ ಊಟ ಆದ್ರೂ ಎಲ್ಲ ನಿನಗೆ ಏನು ಬೇಕು ಒಂದು ದಿನಕ್ಕೆ ನ್ಯೂಟ್ರಿಷನಲ್ ಅಂದರೆ ಎಷ್ಟು ಕ್ಯಾಲೋರೀಸ್ ಬೇಕು, ಎಷ್ಟು ವಿಟಮಿನ್ಸ್ ಬೇಕು ಒಂದು ಊಟದಲ್ಲಿ ನೀನು ಕ್ಲಿಯರ್ ಮಾಡ್ಕೊಳ್ಳೋವಂಥದ್ದು ಇರಬೇಕು. ಅದು ಅವರವ್ರ ದೇಹದ ಅನುಗುಣವಾಗಿರುತ್ತೆ. ಕೆಲವೊಬ್ರಿಗೆ ಇಂಟರ್ಮಿಟೆಂಟ್ ಫಾಸ್ಟಿಂಗ್ ವರ್ಕ್ ಆಗಲ್ಲ, ಸೊ ಅದರಿಂದನೂ ಬೇರೆ ಪ್ರಾಬ್ಲಮ್ಸ್ಗಳು, ಗ್ಯಾಸ್ಟ್ರೈಟಿಸು ಆ ಥರ ಪ್ರಾಬ್ಲಮ್ಸ್ಗಳು ಆಗುವಂಥದ್ದು ಇರುತ್ತೆ. ಸೊ ನಾವು ಏನೇ ಡಯೆಟನ್ನು ಮಾಡ್ತೀವಿ ಅಂದ್ರೂ ಅದು ದೀರ್ಘಕಾಲವಾಗಿ ಅದನ್ನು ನಾವು ಅಳವಡಿಸ್ಕೊಳ್ಳೋ ರೀತಿ ಇರಬೇಕು. ಇವಾಗ ಫಾರ್ ಎಕ್ಸಾಂಪಲ್ ಓಟ್ಸ್ ಅಂತ ಹೇಳ್ತಾರೆ, ಓಟ್ಸ್ ತಗೊಳ್ಳುವಂಥದ್ದು ಇತ್ತೀಚಿನಗೆ ಅದೊಂದು ಫ್ಯಾನ್ಸಿ ಡಯೆಟ್ ಥರ ಆಗಿಬಿಟ್ಟಿದೆ. ಓಟ್ಸು, ಅದಕ್ಕೆ ಫ್ರೂಟ್ಸ್ಗಳು ಹಾಕ್ಕೊಳ್ಳುವಂಥದ್ದು, ನಟ್ಸ್ಗಳು ಹಾಕ್ಕೊಳ್ಳುವಂಥದ್ದು, ಬರೀ ಓಟ್ಸ್ ಮೇಲೆ ತೊಗೊಳ್ಳುವಂಥದ್ದು ಅದೇ ಆಗುತ್ತೆ. ಸೊ ನೀವು ಓಟ್ಸ್ ಮೇಲೆ ಹಂಗೆ ತೊಗೋತೀನಿ ಅಂದರೆ ಎಷ್ಟು ವರ್ಷ ತೊಗೋಬೋದು ಅಥವಾ ಎಷ್ಟು ದಿನಗಳು ತೊಗೋಬೋದು? ಲೈಫ್ ಲಾಂಗ್ ಯಾವುದು ನಾವು ತಿಂತೀವಲ್ವ ಅದರಲ್ಲಿ ನಾವು ಡಯೆಟ್ ಮಾಡಬೇಕೇ ವಿನಃ ಸುಮ್ಮನೆ ಯಾರೋ ಏನೋ ಹೇಳ್ತಾರೆ ಅಂತ ಹೇಳಿ ಒಂದೇ ಫುಡ್ಗೆ ಅಡಿಕ್ಟ್ ಆಗುವಂಥದ್ದು ಅಲ್ಲ. ಸೊ ಅಂದರೆ ರಾ ಫುಡ್ಸ್ಗಳಿರುತ್ತಲ್ವ, ಇವಾಗ ಪ್ರೋಟೀನು ಮತ್ತು ಅಥವಾ ಕಾರ್ಬೋಹೈಡ್ರೇಟ್ ಎಷ್ಟು ಪ್ರಮಾಣದಲ್ಲಿ ನಾನು ತೊಗೋಬೇಕು ಅನ್ನೋದೊಂದು ಗೊತ್ತಿದ್ರೆ ನಾವು ಅದರಿಂದ ನಾವು ತಿನ್ನುವಂತಹ ಊಟ ರೆಸಿಪಿಗಳನ್ನ ಮಾಡ್ಕೊಳ್ಳುವಂಥದ್ದು ಇರಬೇಕು. ಸೊ ಇಷ್ಟು ಪ್ರಮಾಣದಲ್ಲಿ ಇವಾಗ 100 ಗ್ರಾಮ್ ನಾನು ಕಾರ್ಬೋಹೈಡ್ರೇಟ್ಸ್ ಅಂದರೆ ಇವಾಗ ಸೀರಿಯಲ್ಸ್ ಫಾರ್ ಎಕ್ಸಾಂಪಲ್ ಅದೇ 100 ಗ್ರಾಮ್ ಅಷ್ಟು ರಾಗಿ ಮತ್ತು ನವಣೆ ಇಂಥವೇನು ಯೂಸ್ ಮಾಡ್ಬೋದು ಅಂದರೆ ನಾನು ಆ 100 ಗ್ರಾಮ್ ಅಷ್ಟು ನವಣೆಯಲ್ಲಿ ಏನು ರೆಸಿಪಿಗಳನ್ನ ಮಾಡ್ಕೋಬೋದು. ಇವಾಗ ಯಾವಾಗಲೂ ನಾವು ಕುಕ್ಕೀಸ್ ಮಾಡ್ಕೊಂಡು ಕೂತ್ಕೊಳ್ಳೋಕ್ಕಾಗಲ್ಲ, ಪ್ಯಾನ್ಕೇಕ್ಗಳು ಮಾಡ್ಕೊಂಡು ಕೂತ್ಕೊಳ್ಳೋಕ್ಕಾಗಲ್ಲ, ನಾವೇನು ನಾವು ತಿನ್ನುವಂಥದ್ದು ರೊಟ್ಟಿ. ಸೊ ಆ ನವಣೆಯಲ್ಲಿ ನಾನು ರೊಟ್ಟಿ ಮಾಡ್ಕೋಬೇಕು, ಅದು ಬಿಟ್ಟು ನಾನು ಪ್ಯಾನ್ಕೇಕ್ ಮಾಡ್ಕೋತೀನಿ ಅದು ಮಾಡ್ಕೋತೀನಿ ಅಂದರೆ ಎಷ್ಟು ದಿನ ಮಾಡ್ಕೊಳ್ಳೋಕ್ಕಾಗತ್ತೆ? ಹಾಗಲ್ಲ, ನಾವು ತಿನ್ನುವಂಥ ಊಟ ನಮ್ಮ ಮನೆ ಊಟ ನಮ್ಮದು ಶೈಲಿ ಹೆಂಗಿದೆ ಹಾಗೆ ನಾವು ಅದ್ರ ಮುಖಾಂತರ ನಾವು ಒಂದು ಡಯೆಟ್ನ ಪ್ರಿಪೇರ್ ಮಾಡ್ಕೋಬೇಕು. ಬಿಟ್ಟರೆ ಈ ಫ್ಯಾನ್ಸಿ ಡಯೆಟ್ಗಳೆಲ್ಲ ವರ್ಕ್ ಆಗಲ್ಲ. ಒಂದು ಇವಾಗ ವೆಯ್ಟ್ ಲಾಸ್ ಅಂತ ಬಂದ್ರೂ ಅದು ಒಂದು ಇವಾಗ 10 ಕೆಜಿ ಇಳಿಸ್ಬೇಕು ಅಂದರೆ ಒಂದು 5 ಕೆಜಿ ತನಕ ಫಾಸ್ಟಾಗಿ ಇಳಿಸ್ಬಿಡ್ಬೋದು. ಆ 5 ಕೆಜಿ ಆದಮೇಲೆ ನೀವು ಇಳಿಸೋದಕ್ಕೆ ತುಂಬ ಕಷ್ಟ ಆಗುತ್ತೆ. ಸೊ ಹಾಗೆ ಫ್ಯಾನ್ಸಿ ಡಯೆಟ್ಗಿಂತ ನಮ್ಮಲ್ಲಿ ಅಡುಗೆ ಮನೇಲಿ ಏನಿದೆ, ನಾವೇನು ಯೂಸ್ ಮಾಡ್ತೀವಿ, ನಮ್ಮ ಸಂಪ್ರದಾಯ ಹೇಗಿದೆ, ಅದ್ರ ಬೇಸ್ಡ್ ಮೇಲೆ ಡಯೆಟನ್ನು ಫಾಲೋ ಮಾಡೋದು ಇಂಪಾರ್ಟೆಂಟ್ ಆಗುತ್ತೆ.
0: ಮಾತಾಡ್ತಾ ಹೇಳಿದ್ರಿ ನವಣೆ ರಾಗಿ ಅಂತ. ಸೊ ಇತ್ತೀಚಿನ ದಿನಗಳಲ್ಲಿ ಸಿರಿಧಾನ್ಯಗಳು ಹೆಚ್ಚು ಚಾಲ್ತಿಯಲ್ಲಿದೆ, ಅದನ್ನು ಹೆಚ್ಚು ಸೇವಿಸಬೇಕು ಬಳಸಬೇಕು ಅನ್ನೋದ್ರ ಕುರಿತು ಮಾಹಿತಿ ತುಂಬ ಹರಿದಾಡ್ತಾ ಇದೆ. ಹಾಗಿದ್ರೆ ನಿಮ್ಮ ಪ್ರಕಾರ ಈ ಸಿರಿಧಾನ್ಯ ಅಂದರೆ ಏನು, ಅವುಗಳನ್ನ ಪ್ರಮುಖವಾಗಿ ಯಾವನ್ನ ಬಳಸ್ಬೋದು, ಮತ್ತು ಅದರಿಂದ ಬಳಸೋದ್ರಿಂದ ಏನೆಲ್ಲ ಅನುಕೂಲಗಳಾಗುತ್ತೆ ಮಾಹಿತಿ ತಿಳಿಸ್ಬೋದಾ ಮೇಡಮ್?
1: ಖಂಡಿತ. ಇವಾಗ ಸಿರಿಧಾನ್ಯ ಅಂತ ಬಂದಾಗ ಅದು ಕಾರ್ಬೋಹೈಡ್ರೇಟ್ ಗುಂಪಿಗೆ ಬರುವಂಥದ್ದು ಇರುತ್ತೆ. ಸೊ ಅದು ಕೂಡ ಎನರ್ಜಿ ಕೊಡುವಂಥದ್ದು ಇರುತ್ತೆ. ಇವಾಗ ವೈಟ್ ರೈಸು ಸಿರಿಧಾನ್ಯ ಅಂತ ಬಂದಾಗ ನಾವು ಹೆಚ್ಚು ಒಲವು ಕೊಡೋದು ಸಿರಿಧಾನ್ಯ. ಇವಾಗ ಸಿರಿಧಾನ್ಯ ಅಂತ ಹೇಳಿ ಹೇಳಿ ಅದನ್ನ ಯೂಸ್ ಮಾಡೋ ರೀತಿನೂ ಚೇಂಜ್ ಮಾಡ್ಕೊಬಿಟ್ಟಿದ್ದಾರೆ. ಸೊ ಇವಾಗ ನಮ್ಮ ಹಳೆ ಕಾಲದವರೆಲ್ಲ ಈ ನವಣೆ ಸಾಮೆ ಸಜ್ಜೆ ಇದನ್ನೆಲ್ಲ ಯೂಸ್ ಮಾಡ್ತಿದ್ರು. ನವಣೆ ಸಾಮೆ ಸಜ್ಜೆ ಮತ್ತೆ ಊದಲು ಇದೆಲ್ಲನೂ ಕೂಡ ನಾವು ಸಿರಿಧಾನ್ಯಗಳಿಗೆ ಬರುವಂತದ್ದು ಇರುತ್ತೆ. ಸೊ ಇದು ಏನು ಸ್ವಲ್ಪ ಪೌಷ್ಟಿಕಾಂಶಗಳನ್ನ ಯಥೇಚ್ಛವಾಗಿ ಒಳಗೊಂಡಿರುವಂಥದ್ದು. ಇದು ವೆಯ್ಟ್ ಲಾಸ್ ಆಗಿರಬಹುದು ಮತ್ತು ಮಧುಮೇಹಿಗಳಿಗಾಗಿರುವಂಥದ್ದು ಮತ್ತು ಅನಿಮಿಕ್ ಪೇಷೆಂಟ್ಗಳಿಗಾಗಿರುವಂಥದ್ದು ಇವ್ರಿಗೆಲ್ಲರಿಗೂ ಕೂಡ ಇದು ಉತ್ತಮವಾದಂಥ ಆಹಾರ. ಕಂಪೇರ್ ಟು ವೈಟ್ ರೈಸ್ಗೆ ಕಂಪೇರ್ ಮಾಡಿದಾಗ ಇದರಲ್ಲಿ ಹೆಚ್ಚು ಪೌಷ್ಟಿಕಾಂಶಗಳು ಇರುವಂಥದ್ದು. ಸೊ ಇದನ್ನು ನಮ್ಮ ಊಟದಲ್ಲಿ ಇನ್ಕ್ಲೂಡ್ ಮಾಡಿಕೊಂಡಾಗ ನಮಗೆ ಪೋಷಕಾಂಶ ಸಿಗುವಂಥದ್ದು ಇರುತ್ತೆ. ಆದರೆ ಇತ್ತೀಚಿನ ದಿನ ಏನು ಮಾಡ್ತಿದ್ದಾರೆ, ಬರೀ ಸಿರಿಧಾನ್ಯ ಹೇಳಿದ್ದಾರೆ ಅಂದರೆ ಮೂರು ಟೈಮು ಬರೀ ಸಿರಿಧಾನ್ಯನೇ ತಗೋತಾ ಇದ್ದಾರೆ. ಸೊ ಒಂದೇನಪ್ಪ ಅಂತಂದರೆ ಸಿರಿಧಾನ್ಯನೂ ಕಾರ್ಬೋಹೈಡ್ರೇಟ್ಗೆ ಬರೋದ್ರಿಂದ ಸಿರಿಧಾನ್ಯದಗಳ ಜೊತೆಗೆ ಪ್ರೋಟೀನು ವಿಟಮಿನ್ಸು ಅಂದರೆ ಕಾಳುಗಳಾಗಿರ್ಬೋದು ಸೊಪ್ಪಿನ ಪಲ್ಯಗಳಾಗಿರ್ಬೋದು ಇನ್ಕ್ಲೂಡ್ ಮಾಡ್ಕೋಬೇಕು. ಆವಾಗ ನೀವು ಸಿರಿಧಾನ್ಯ ತಗೊಳ್ಳೋದಕ್ಕೆ ಒಂದು ಅರ್ಥ ಇರುತ್ತೆ. ಅದು ಬಿಟ್ಟು ಬರೀ ಸಿರಿಧಾನ್ಯನೇ ತಗೊಂಡು ನಾನು ನನ್ನ ಆರೋಗ್ಯನ ಕಾಪಾಡ್ಕೋತೀನಿ ಅನ್ನೋದೆಲ್ಲ ಅದೊಂದು ಸುಳ್ಳು ರೀತಿ, ಅದೊಂದು ಅಸಂಪ್ಷನ್ ಆಗುತ್ತೆ. ಸೊ ಸಿರಿಧಾನ್ಯ ಅನ್ನೋದು ಕೂಡ ಒಂದು ಕಾರ್ಬೋಹೈಡ್ರೇಟು, ಅದ್ರ ಜೊತೆಗೆ ಒಂದು ಪ್ರೋಟೀನು ಮತ್ತು ಫೈಬರ್ನಂತಹ ಅಂಶಗಳನ್ನ ಅಂದರೆ ಸೊಪ್ಪು ತರಕಾರಿ ಅಂಶಗಳನ್ನ ತಗೊಳ್ಳೋವಂಥದ್ದು ಇರುತ್ತೆ. ಆಮೇಲೆ ಇತ್ತೀಚಿನ ದಿನಗಳಲ್ಲಿ ಸಿರಿಧಾನ್ಯಗಳ ಪೌಡರ್ ಅಂತ ಹೇಳಿಬಿಟ್ಟು ಸಿರಿಧಾನ್ಯಗಳನ್ನ ಎಲ್ಲ ರೀತಿಯಾದಂಥ ಸಿರಿಧಾನ್ಯಗಳನ್ನ ಮಿಕ್ಸ್ ಮಾಡಿ ಅದನ್ನೇ ತಗೊಳ್ಳೋವಂಥದ್ದು ಇರುತ್ತೆ. ಸೊ ಸಿರಿಧಾನ್ಯ ಮಿಕ್ಸ್ ಮಾಡ್ಕೊಳ್ಳೋದು ಒಳ್ಳೆಯದು, ಆದರೆ ಎಲ್ಲ ಸಿರಿಧಾನ್ಯಗಳದ್ದು ನ್ಯೂಟ್ರಿಷನಲ್ ಕಂಟೆಂಟು ಬೇರೆ ಬೇರೆ ಇರುತ್ತೆ. ಸೊ ಋತುಮಾನಕ್ಕೆ ತಕ್ಕಂಗೆ ಕೂಡ ಸಿರಿಧಾನ್ಯಗಳನ್ನ ತಗೊಳ್ಳುವಂಥದ್ದು ಇರುತ್ತೆ. ಸೊ ಈ ಟೈಮಲ್ಲಿ ಇಂಥ ಸಿರಿಧಾನ್ಯನೇ ಇಂಥ ಧಾನ್ಯನೇ ತಗೋಬೇಕು ಅಂತ. ಸೊ ಯಥೇಚ್ಛವಾಗಿ ಬರೀ ಎಲ್ಲ ಸಿರಿಧಾನ್ಯಗಳನ್ನ ಇನ್ಕ್ಲೂಡ್ ಮಾಡ್ಕೊಳ್ಳೋದಕ್ಕಿಂತ ನೀವು ಸಿರಿಧಾನ್ಯದ ಪೌಡ್ರ್ ಮಾಡ್ಕೋತೀನಿ ಅನ್ನೋ ಥರ ಆದರೆ ಈ ನವಣೆ ಒಂದೆರಡು ಮೂರು ರೀತಿಯ ಧಾನ್ಯಗಳನ್ನ ತಗೊಂಡು ಪ್ರೋಟೀನ್ ಅಂತ ಬಂದಾಗ ಕಾಳುಗಳನ್ನ ಮಿಕ್ಸ್ ಮಾಡಿಕೊಂಡು ನೀವು ತಗೊಳ್ಳುವಂಥದ್ದು ಓಕೆ. ಬಟ್ ಎಲ್ಲನೂ ಒಂದೇ ಟೈಮಲ್ಲಿ ಪುಡಿ ಮಾಡಿ ಇಟ್ಸ್ಕೊಳ್ಳುವಂಥದ್ದು ಎಲ್ಲ ಬೇಡ ಅಂದರೆ ಆವಾಗಲೇ ಹೇಳಿದಂಗೆ ನ್ಯೂಟ್ರಿಷನಲ್ ಕಂಟೆಂಟ್ ಬೇರೆ ಇರುತ್ತೆ.
0: ಓಕೆ, ಇದುವರೆಗೂ ಸಿರಿಧಾನ್ಯ ಅಂದರೆ ಏನು ಮತ್ತು ಅದರಿಂದ ಏನೆಲ್ಲ ಅನುಕೂಲಗಳಾಗುತ್ತೆ ಅನ್ನೋದ್ರ ಬಗ್ಗೆ ಮಾಹಿತಿಯನ್ನು ನೀಡಿದ್ರಿ ಮೇಡಮ್. ಮಕ್ಕಳ ಊಟದಲ್ಲಿ ಸಿರಿಧಾನ್ಯ ಯಾವ ರೀತಿ ಬಳಸಬೇಕು?
1: ಹೌದು, ಇವಾಗ ಮಕ್ಕಳಿಗೆ ಅಂತಲ್ಲ ಎಲ್ಲರಿಗೂ ಕೂಡ ಸಿರಿಧಾನ್ಯಗಳಲ್ಲಿ ಇವಾಗ ನಮಗೆ ಗೊತ್ತಿರೋ ಹಂಗೆ ನವಣೆ ಅನ್ನ ಇದು ಇವಾಗ ನನ್ನ ಹತ್ರ ಕೇಳ್ತಾರೆ ಪೇಷಂಟ್ಸ್ಗಳು, ಇವಾಗ ಡಯಾಬಿಟಿಕ್ ಪೇಷಂಟ್ಸ್ಗಳಿಗೆಲ್ಲ ನಾವು ಅದು ಮಿಲ್ಲೆಟ್ಸ್ಗಳನ್ನ ಯೂಸ್ ಮಾಡಿ ಅಂತ ಹೇಳ್ತೀವಿ. ಸೊ ಅವರು ಅಯ್ಯೋ ನಮ್ಗೆ ಅನ್ನ ತಿನ್ನೋಕ್ಕಾಗಲ್ಲ ಅದನ್ನು ಅಗಿಯೋಕ್ಕಾಗಲ್ಲ ಅನ್ನೋ ರೀತಿಯೆಲ್ಲ ಹೇಳ್ತಾರೆ. ಅದು ಒಂದೇ ರೆಸಿಪಿ ಅಲ್ಲ, ಮಿಲ್ಲೆಟ್ಸ್ಗಳಲ್ಲಿ ತುಂಬ ರೆಸಿಪಿಗಳಿರುವಂಥದ್ದು ಇರುತ್ತೆ. ಇವಾಗ ನವಣೆ ದೋಸೆ ಆಗಿರ್ಬೋದು, ರೊಟ್ಟಿ ಆಗಿರ್ಬೋದು, ಅದಾದಮೇಲೆ ಉಪ್ಪಿಟ್ಟುಗಳಾಗಿರ್ಬಹುದು, ಹಾಗೆಯೇ ರೈಸ್ ಮಾಡ್ಕೊಳ್ಳೋವಂಥದ್ದಾಗಿರ್ಬೋದು, ಕಿಚಡಿ ರೀತಿ ಇರೋವಂಥದ್ದಾಗಿರ್ಬೋದು, ಅದಾದಮೇಲೆ ಇತ್ತೀಚಿನ ದಿನಗಳಲ್ಲಿ ನೋಡೋದಾದರೆ ಪ್ಯಾನ್ಕೇಕ್ಗಳಾಗಿರ್ಬೋದು, ಬಿಸ್ಕೆಟ್ಸ್ಗಳಾಗಿರ್ಬೋದು ಯೂಸ್ ಮಾಡಿಕೊಂಡ್ರೆ ಒಳ್ಳೆಯಂಥದ್ದು. ಮಕ್ಕಳಿಗೂ ಕೂಡ ಇವಾಗ ಬಿಸ್ಕೆಟ್ಸ್ ರೀತಿ ಇಷ್ಟ ಆಗುವಂಥದ್ದು ಇರುತ್ತೆ. ಮೈದಾ ಬಿಸ್ಕೆಟ್ಸ್ ಕೊಡೋ ಬದಲು ಮಿಲ್ಲೆಟ್ಸ್ ಬಿಸ್ಕೆಟ್ಸ್ ಕೊಟ್ಟರೆ ಒಳ್ಳೆಯದು. ಇವಾಗ ಲಡ್ಡುಗಳು ಮಾಡ್ತಾ ಇದ್ದಾರೆ, ಸೊ ಮಿಲ್ಲೆಟ್ಸ್ ಲಡ್ಡು ಕೊಡುವಂಥದ್ದು. ದಿನನಿತ್ಯ ಆಹಾರದಲ್ಲಿ ಈ ರೀತಿ ಒಂದು ಸ್ನ್ಯಾಕ್ಸ್ ಟೈಮಲ್ಲಿ ಅವ್ರಿಗೆ ಇನ್ಕ್ಲೂಡ್ ಮಾಡ್ಕೊಳ್ಳೋವಂಥದ್ದು ಒಳ್ಳೆಯದು. ದೋಸೆ ಆ ಥರದ್ರೆಲ್ಲ ತಗೊಳ್ಳೋ ಸ್ವಲ್ಪ ಕಡಿಮೆ, ಈ ಥರ ಬಿಸ್ಕೆಟ್ಸು ಪ್ಯಾನ್ಕೇಕ್ಗಳ ಥರ ಮಾಡಿಕೊಟ್ರೆ ಮಕ್ಕಳು ತಗೊಳ್ಳುವಂಥದ್ದಿರುತ್ತೆ.
0: ಈಗ ಮಕ್ಕಳಿಗೆ ಯಾವ ರೀತಿಯ ಒಂದು ಸಿರಿಧಾನ್ಯ ಆಧಾರಿತ ಆಹಾರ ಪದಾರ್ಥಗಳು ಇಷ್ಟ ಆಗುತ್ತೆ ಅನ್ನೋದ್ರ ಕುರಿತು ಮಾಹಿತಿಯನ್ನು ನೀಡಿದ್ರಿ. ಸಿರಿಧಾನ್ಯವನ್ನು ನೆನೆಸೋದ್ರಿಂದ ಅದನ್ನು ಮೊಳಕೆ ಕಟ್ಟಿ ಅದನ್ನು ಪುಡಿ ಮಾಡಿ ಆಹಾರ ಪದಾರ್ಥ ತಯಾರಿಸಿ ಅದನ್ನು ನಾವು ಸೇವಿಸೋದ್ರಿಂದ ಏನೆಲ್ಲ ಅನುಕೂಲಗಳಾಗುತ್ತೆ ಅಂತ ತಿಳಿಸ್ಬೋದಮ್ಮ?
1: ಸಿರಿಧಾನ್ಯಗಳಾಗಿರ್ಬೋದು ಅಥವಾ ಕಾಳುಗಳಾಗಿರ್ಬೋದು ಪ್ರತಿಯೊಂದನ್ನು ನಾವು ನೆನೆಸಿ ಮೊಳಕೆ ಕಟ್ಟಿ ಸೇವಿಸೋದ್ರಿಂದ ನಮಗೆ ನ್ಯೂಟ್ರಿಯಂಟ್ ಅಬ್ಸಾರ್ಪ್ಷನ್ ಚೆನ್ನಾಗಾಗುವಂಥದ್ದಿರುತ್ತೆ. ಕೆಲವೊಂದು ಪದಾರ್ಥಗಳು ಹೆಂಗಿರುತ್ತೆ ಅಂತ ಅಂದರೆ ಇವಾಗ ಸುಮ್ಮನೆ ತಗೊಳ್ಳೋದು ಹಾಗೆ ಹೆಂಗಿರುತ್ತೆ ಹಾಗೆ ತಗೊಳ್ಳೋದ್ರಿಂದ ನ್ಯೂಟ್ರಿಯಂಟ್ ಅಬ್ಸಾರ್ಪ್ಷನ್ ಚೆನ್ನಾಗಾಗುವಂಥದ್ದಿರಲ್ಲ. ಸೊ ಈ ರೀತಿ ಮೊಳಕೆ ಕಟ್ಟಿ ತಗೊಳ್ಳೋದ್ರಿಂದ ನಮ್ಮ ದೇಹಕ್ಕೆ ನ್ಯೂಟ್ರಿಯಂಟ್ ಅಬ್ಸಾರ್ಪ್ಷನ್ನು ಕೂಡ ಚೆನ್ನಾಗಾಗುವಂಥದ್ದಿರುತ್ತೆ, ಜೀರ್ಣಕ್ರಿಯೆಗಳು ಕೂಡ ಚೆನ್ನಾಗಾಗುವಂಥದ್ದು ಇರುತ್ತೆ. ಸೊ ಆದಷ್ಟು ಸಿರಿಧಾನ್ಯಗಳಾಗಿರ್ಬೋದು ಕಾಳುಗಳಾಗಿರ್ಬೋದು ಅದನ್ನೆಲ್ಲ ಮೊಳಕೆ ಕಟ್ಟಿಸಿ ತಗೊಳ್ಳುವಂಥದ್ದು ಉತ್ತಮ.
0: ಸೊ ಸಾಕಷ್ಟು ಮಾಹಿತಿಯನ್ನು ಇದುವರೆಗೂ ಸಿರಿಧಾನ್ಯದ ಬಗ್ಗೆ ಆಗಿರ್ಬೋದು ಅಥವಾ ಪೌಷ್ಟಿಕ ಆಹಾರದ ಕುರಿತು ನಮಗೆ ಮತ್ತು ನಮ್ಮ ಕೇಳುಗರಿಗೆ ತಿಳಿಸ್ಕೊಟ್ಟಿದ್ದೀರಿ. ಕಾರ್ಯಕ್ರಮದ ಕೊನೆಯಂತಕ್ಕೆ ಬಂದಿದ್ದೀವಿ. ಕೊನೆಯದಾಗಿ ನಮ್ಮ ಜನಧ್ವನಿ ಕೇಳುಗರಿಗೆ ಈ ಸುಸಂದರ್ಭದಲ್ಲಿ ನಿಮ್ಮ ಕಿವಿ ಮಾತು ಅಥವಾ ಸಲಹೆಯನ್ನು ತಿಳಿಸೋದಾದ್ರೆ ಮೇಡಮ್?
1: ಕೊನೆಯದಾಗಿ ಏನು ಹೇಳ್ತೀನಿ ಅಂದರೆ ನಮ್ಮ ಅಡುಗೆ ಮನೆಯಲ್ಲಿರುವ ಸಾಂಪ್ರದಾಯಿಕವಾದಂಥ ಆಹಾರಗಳೇ ನಮ್ಮ ಆರೋಗ್ಯದ ಸಂಪತ್ತಾಗಿರುತ್ತೆ. ಸಿರಿಧಾನ್ಯಗಳನ್ನ ಉಪಯೋಗಿಸಿ ಹಾಗೆ ವೈವಿಧ್ಯಮಯ ಆಹಾರಗಳನ್ನ ಸೇವಿಸಿ ಹಾಗೆ ಸಮತೋಲಿತವಾದಂಥ ಆಹಾರಗಳನ್ನ ಸೇವಿಸಿ ಆರೋಗ್ಯಕರ ಜೀವನ ನಡೆಸಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ.
0: ಬಹಳ ಸಂತೋಷ ಮೇಡಮ್ ನಮ್ಮ ಜನಧ್ವನಿ ಕೇಳುಗರಿ ಒಳ್ಳೆ ಕಿವಿ ಮಾತನ್ನು ತಿಳಿಸಿದ್ರಿ. ಇದುವರೆಗೂ ನಮ್ಮ ಜನಧ್ವನಿ ಬಾನುಲಿ ಕೇಂದ್ರದಲ್ಲಿ ಬಂದು ಭಾಗವಹಿಸಿ ನಮ್ಮ ಕೇಳುಗರಿಗೆ ಪೌಷ್ಟಿಕ ಆಹಾರ ದಿನದ ಹಿನ್ನೆಲೆ ಆಗಿರ್ಬೋದು, ಇತಿಹಾಸ ಆಗಿರ್ಬೋದು, ಅದರ ಆಚರಣೆಯ ಉದ್ದೇಶನ ತಿಳಿಸೋದ್ರ ಜೊತೆಗೆ ಸಾಕಷ್ಟು ಮಾಹಿತಿಯನ್ನು ನಮಗೆ ಮತ್ತು ನಮ್ಮ ಕೇಳುಗರಿಗೆ ತಿಳಿಸ್ಕೊಟ್ಟಿದ್ದೀರಿ. ಅದಕ್ಕಾಗಿ ತುಂಬು ಹೃದಯದ

0: ಧನ್ಯವಾದಗಳು ಮೇಡಮ್.
1: ಧನ್ಯವಾದಗಳು ಅನಿತಾ ಅವರೇ.
0: ಕೇಳುಗರೇ, ಇದುವರೆಗೂ ಆರೋಗ್ಯ ದಂಗಳ ಕಾರ್ಯಕ್ರಮದಲ್ಲಿ ರಾಷ್ಟ್ರೀಯ ಪೌಷ್ಟಿಕ ಸಪ್ತಾಹ ದಿನದ ಕುರಿತು ಮಾಹಿತಿಯನ್ನು ಕೇಳಿದ್ರಿ. ಈ ಕುರಿತು ಮಾಹಿತಿಯನ್ನು ತಿಳಿಸಿದವರು ಸರಗೂರಿನ ವಿವೇಕಾನಂದ ಸ್ಮಾರಕ ಆಸ್ಪತ್ರೆಯ ಆಹಾರ ತಜ್ಞರಾದ ಕುಮಾರಿ ಸಂಗೀತಾರವರು. ಇದು ಇವತ್ತಿನ ಆರೋಗ್ಯ ದಂಗಳ ಕಾರ್ಯಕ್ರಮ. ಮತ್ತೆ ಮತ್ತೊಂದು ಕಾರ್ಯಕ್ರಮದಲ್ಲಿ ನಿಮ್ಮನ್ನು ಭೇಟಿಯಾಗ್ತೀನಿ. ಅಲ್ಲಿಯವರೆಗೂ ಕೇಳ್ತಾ ಇರಿ ಜನಧ್ವನಿ. ಇದು ನಿಮ್ಮ ಧ್ವನಿ, ನಿಮ್ಮೂರಿನ ಧ್ವನಿ, ಜನರ ಧ್ವನಿಯಾದ ಜನಧ್ವನಿ. 90.8 ಕಂಪನಾಂಕದಲ್ಲಿ ಸರಗೂರಿನಿಂದ ಪ್ರಸಾರವಾಗುತ್ತಿದೆ. ನಮಸ್ಕಾರ.
2: ಆರೋಗ್ಯದಿಂದಲೇ ಸಕಲ ಸೌಭಾಗ್ಯ.
3: ಮಾನವನ ಜೀವನಕ್ಕೆ ಆರೋಗ್ಯವೇ ಭಾಗ್ಯ.
2: ಮಾನಸಿಕ,
3: ದೈಹಿಕ,
2: ಸಾಮಾಜಿಕ ಸುಸ್ಥಿತಿ,
3: ಮಹಿಳೆಯರು,
2: ಮಕ್ಕಳು,
3: ಹಿರಿಯರು,
2: ಅಧಿಹರೆಯದವರ ಸ್ವಾಸ್ಥ್ಯ ಆರೋಗ್ಯದ ಸುಸ್ಥಿರತೆಯೆಡೆಗೆ ಕೊಂಡೊಯ್ಯುವ ಕಾರ್ಯಕ್ರಮವೇ ಆರೋಗ್ಯ ದಂಗಳ.
3: ತಪ್ಪದೇ ಕೇಳಿ ಪ್ರತಿ ಬುಧವಾರ ಬೆಳಿಗ್ಗೆ 9:20, ಮರುಪ್ರಸಾರ ಶುಕ್ರವಾರ ಸಂಜೆ 6:50.
2: ನಿಮ್ಮ ನೆಚ್ಚಿನ ಜನಧ್ವನಿ ಬಾನುಲಿಯಲ್ಲಿ.
4: ಪ್ರಿಯ ಕೇಳುಗರೇ, ಇದುವರೆಗೂ ರಾಷ್ಟ್ರೀಯ ಪೌಷ್ಟಿಕ ಸಪ್ತಾಹ ಕುರಿತು ವಿವೇಕಾನಂದ ಸ್ಮಾರಕ ಆಸ್ಪತ್ರೆಯ ಆಹಾರ ತಜ್ಞರಾದ ಕುಮಾರಿ ಸಂಗೀತಾರವರ ಜೊತೆಗಿನ ಆರೋಗ್ಯ ದಂಗಳ ಸಂದರ್ಶನ ಕಾರ್ಯಕ್ರಮ ಬಿತ್ತರಗೊಂಡಿತು.
2: ಎಲ್ಲರಿಗೂ ನಮಸ್ಕಾರ. ಇದು ನಿಮ್ಮ ನೆಚ್ಚಿನ ಹಾಗೂ ಮೈಸೂರಿನ ಮೊಟ್ಟ ಮೊದಲ ಸಮುದಾಯ ಬಾನುಲಿ ಕೇಂದ್ರ ಜನಧ್ವನಿ. 90.8 ಕಂಪನಾಂಕದಲ್ಲಿ ಸರಗೂರಿನಿಂದ ಪ್ರಸಾರವಾಗುತ್ತಿದೆ. ನಾನು ನಿಮ್ಮ ನಿರೂಪಕಿ ಪ್ರೀತಿ. ಇಂದು ನಾವು ಮಾತನಾಡಲಿರುವ ವಿಷಯ ಅತ್ಯಂತ ಮಹತ್ವದ್ದಾಗಿದೆ. ಇನ್ವೆಸ್ಟ್ ಸ್ಕ್ಯಾಮ್ ಎಂದರೆ ಹೂಡಿಕೆ ಹೆಸರಿನಲ್ಲಿ ನಡೆಯುತ್ತಿರುವ ವಂಚನೆಗಳು. ಇತ್ತೀಚಿನ ದಿನಗಳಲ್ಲಿ ಡಬಲ್ ಹಣ, ಗ್ಯಾರಂಟಿ ಲಾಭ, ರಿಸ್ಕ್ ಇಲ್ಲದ ಇನ್ವೆಸ್ಟ್ಮೆಂಟ್ ಎಂಬ ಆಮಿಷಗಳು ಸಾಮಾಜಿಕ ಜಾಲತಾಣಗಳಲ್ಲಿ, ವಾಟ್ಸಪ್ ಗುಂಪುಗಳಲ್ಲಿ, ಟೆಲಿಗ್ರಾಮ್ ಚಾನೆಲ್ಗಳಲ್ಲಿ ತುಂಬಾ ಕಾಣಿಸುತ್ತಿವೆ. ಹಲವರು ತಮ್ಮ ಜೀವನ ಪೂರ್ತಿ ಸಂಗ್ರಹಿಸಿದ ಹಣವನ್ನೇ ಕಳೆದುಕೊಂಡಿರುವ ಘಟನೆಗಳು ಹೆಚ್ಚಾಗುತ್ತಿವೆ. ಹಾಗಾದರೆ ಇನ್ವೆಸ್ಟ್ ಸ್ಕ್ಯಾಮ್ ಎಂದರೇನು? ಅದು ಹೇಗೆ ನಡೆಯುತ್ತದೆ? ನಾವು ಅದರಿಂದ ಹೇಗೆ ತಪ್ಪಿಸಿಕೊಳ್ಳಬಹುದು? ಇವೆಲ್ಲದರ ಬಗ್ಗೆ ಇಂದು ವಿವರವಾಗಿ ತಿಳಿದುಕೊಳ್ಳೋಣ.
4: ಹಾಗಾದರೆ ಇನ್ವೆಸ್ಟ್ ಸ್ಕ್ಯಾಮ್ ಎಂದರೇನು? ಇನ್ವೆಸ್ಟ್ ಸ್ಕ್ಯಾಮ್ ಎಂದರೆ ಹೂಡಿಕೆ ಹೆಸರಿನಲ್ಲಿ ಜನರನ್ನು ಮೋಸಗೊಳಿಸಿ ಅವರಿಂದ ಹಣ ಕಸಿದುಕೊಳ್ಳುವ ವಿಧಾನ. ಸ್ಕ್ಯಾಮರ್ಗಳು ಸಾಮಾನ್ಯವಾಗಿ ಹೀಗೆ ಹೇಳುತ್ತಾರೆ: ನೀವು 10,000 ಹೂಡಿಸಿದರೆ 30 ದಿನಗಳಲ್ಲಿ 20,000 ಆಗುತ್ತದೆ. ಇದು ಸರ್ಕಾರ ಮಾನ್ಯತೆ ಪಡೆದ ಯೋಜನೆ. ಸ್ಟಾಕ್ ಮಾರ್ಕೆಟ್ ಅಥವಾ ಕ್ರಿಪ್ಟೋದಲ್ಲಿ ಖಚಿತ ಲಾಭ ಸಿಗುತ್ತದೆ. VIP ಗ್ರೂಪ್ಗೆ ಸೇರಿಸಿದರೆ ಸಿಗ್ನಲ್ ಕೊಡುತ್ತೇವೆ ಎಂದು ಹೇಳುತ್ತಾರೆ. ಆರಂಭದಲ್ಲಿ ಅವರು ಸ್ವಲ್ಪ ಲಾಭ ತೋರಿಸಬಹುದು. ಇದರಿಂದ ಜನರಲ್ಲಿ ನಂಬಿಕೆ ಮೂಡುತ್ತದೆ. ನಂತರ ದೊಡ್ಡ ಮೊತ್ತ ಹೂಡಿಸಲು ಹೇಳುತ್ತಾರೆ. ಹಣ ಹಾಕಿದ ನಂತರ ಫೋನ್ ಸ್ವಿಚ್ ಆಫ್, ವೆಬ್ಸೈಟ್ ಕ್ಲೋಸ್, ಗ್ರೂಪ್ ಡಿಲೀಟ್.
0: ಸಾಮಾನ್ಯವಾಗಿ ಕಾಣುವ ಇನ್ವೆಸ್ಟ್ ಸ್ಕ್ಯಾಮ್ಗಳ ವಿಧಗಳು: ಫೋನ್ಸಿ ಸ್ಕೀಮ್, ಹೊಸ ಜನರಿಂದ ಹಣ ತೆಗೆದು ಹಳೆಯವರಿಗೆ ಲಾಭ ನೀಡುವುದು, ಹೊಸ ಸದಸ್ಯರು ಬರದೆ ಹೋದರೆ ಯೋಜನೆ ಕುಸಿಯುತ್ತದೆ. ಕ್ರಿಪ್ಟೋ ಸ್ಕ್ಯಾಮ್, ಹೊಸ ಕ್ರಿಪ್ಟೋ ಕಾಯಿನ್, ಬ್ಲಾಕ್ ಚೈನ್ ಪ್ರಾಜೆಕ್ಟ್ ಹೆಸರಿನಲ್ಲಿ ಹೂಡಿಕೆ ಕೇಳುವುದು. ಫೇಕ್ ಟ್ರೆಂಡಿಂಗ್ ಆ್ಯಪ್ಗಳು, ನಕಲಿ ಆ್ಯಪ್ಗಳಲ್ಲಿ ಲಾಭ ತೋರಿಸಿ ವಿತ್ಡ್ರಾ ಮಾಡಲು ಹೋದಾಗ ಟ್ಯಾಕ್ಸ್ ಚಾರ್ಜ್ ಹೆಸರಿನಲ್ಲಿ ಮತ್ತೆ ಹಣ ಕೇಳುವುದು. ವಾಟ್ಸಪ್ ಅಥವಾ ಟೆಲಿಗ್ರಾಮ್ ಟ್ರೆಂಡಿಂಗ್ ಗ್ರೂಪ್ಗಳು, ಸ್ಟಾಕ್ ಟಿಪ್ಸ್, ಇಂಟರ್ಡೇ ಸಿಗ್ನಲ್ ಹೆಸರಿನಲ್ಲಿ ಹಣವನ್ನು ಕಲೆ ಹಾಕುವುದು. ರಿಯಲ್ ಎಸ್ಟೇಟ್ ಅಥವಾ ಚಿಟ್ ಫಂಡ್ ಮೋಸಗಳು, ಕಡಿಮೆ ದರದಲ್ಲಿ ಜಾಗ ಕೊಡುತ್ತೇವೆ ಎಂದು ಹೇಳಿ ಮುಂಗಡ ಹಣ ಪಡೆದು ನಾಪತ್ತೆಯಾಗುವುದು.
3: ಈ ಸ್ಕ್ಯಾಮ್ ಅನ್ನು ಗುರುತಿಸುವ ಲಕ್ಷಣಗಳು ಇಂತಿವೆ: ಅತಿಯಾದ ಲಾಭದ ಭರವಸೆಯನ್ನು ನೀಡುವುದು, ತಕ್ಷಣ ಹಣ ಹೂಡಲು ಒತ್ತಡವನ್ನು ಇರುವುದು, ದಾಖಲೆಗಳಿಲ್ಲದಂತಹ ಕಂಪನಿಗಳು, ಅಧಿಕೃತ ವೆಬ್ಸೈಟ್ ಅಥವಾ ರಿಜಿಸ್ಟ್ರೇಷನ್ ಮಾಹಿತಿ ಇಲ್ಲದಿರುವುದು, ಈ ಆಫರ್ ಇಂದು ಮಾತ್ರ ಎಂದು ಒತ್ತಡದ ಮಾತುಗಳನ್ನು ಆಡುವುದು. ಒಂದು ಮಾತು ನೆನಪಿಟ್ಟುಕೊಳ್ಳಿ: ಹೆಚ್ಚು ಲಾಭ ಎಂದರೆ ಹೆಚ್ಚು ಅಪಾಯ, ಅಪಾಯವೇ ಇಲ್ಲದೆ ಹೆಚ್ಚು ಲಾಭ ಎಂದರೆ ಅದು ಸ್ಕ್ಯಾಮ್ ಅಥವಾ ಮೋಸ ಆಗಿರುವ ಸಾಧ್ಯತೆ ಹೆಚ್ಚು. ಯಾಕೆ ಜನರು ಮೋಸಕ್ಕೆ ಒಳಗಾಗುತ್ತಾರೆ? ಬೇಗನೆ ಶ್ರೀಮಂತರಾಗಬೇಕೆಂಬ ಆಸೆ, ಆರ್ಥಿಕ ಸಂಕಷ್ಟ, ಇತರರು ಲಾಭ ಪಡೆದಿದ್ದಾರೆಂಬ ನಂಬಿಕೆ, ಸಾಮಾಜಿಕ ಜಾಲತಾಣದ ಪ್ರಭಾವ ಮತ್ತು ಆರ್ಥಿಕ ಜ್ಞಾನದ ಕೊರತೆ. ಸ್ಕ್ಯಾಮರ್ಗಳು ನಮ್ಮ ಭಾವನೆಗಳನ್ನು ಬಳಸುತ್ತಾರೆ. ಲೋಭ, ಭಯ, ತುರ್ತು ಪರಿಸ್ಥಿತಿ. ಹೇಗೆ ಜಾಗರೂಕರಾಗಬೇಕು? ಯಾವುದೇ ಹೂಡಿಕೆ ಮಾಡುವ ಮುನ್ನ ಕಂಪನಿಯ ರಿಜಿಸ್ಟ್ರೇಷನ್ ಪರಿಶೀಲಿಸಬೇಕು. ಸೆಬಿ ಅಥವಾ RBI ಮಾನ್ಯತೆ

0: ಎಂಬುದನ್ನು ಖಚಿತಪಡಿಸಿಕೊಳ್ಳಬೇಕು. ಗೂಗಲ್ನಲ್ಲಿ ಕಂಪನಿಗಳ ಬಗ್ಗೆ ರಿವ್ಯೂಗಳನ್ನು ನೋಡಬೇಕು ಹಾಗೂ ಕುಟುಂಬದವರೊಂದಿಗೆ ಚರ್ಚಿಸಬೇಕು. ತಕ್ಷಣ ಹಣ ಹಾಕಿ ಎಂದರೆ ಒತ್ತಡಕ್ಕೆ ಒಳಗಾಗಬಾರದು ಹಾಗೂ ಅಜ್ಞಾತ ಲಿಂಕ್ಗಳನ್ನು ಕ್ಲಿಕ್ ಮಾಡಬಾರದು. ಒಂದು ಸರಳ ನಿಯಮ, ನಿಮಗೆ ಅರ್ಥವಾಗದ ಹೂಡಿಕೆಯನ್ನು ಮಾಡಬೇಡಿ.
1: ಹಾಗಾದರೆ ಮೋಸವಾದರೆ ಏನು ಮಾಡಬೇಕು? ಯಾರಾದರೂ ಈಗಾಗಲೇ ಮೋಸಕ್ಕೆ ಒಳಗಾಗಿದ್ದರೆ ತಕ್ಷಣ ಬ್ಯಾಂಕ್ಗೆ ಮಾಹಿತಿ ನೀಡಿ. ಸೈಬರ್ ಕ್ರೈಂ ಹೆಲ್ಪ್ಲೈನ್ ನಂಬರಾದ 1930ಗೆ ಕರೆ ಮಾಡಿ. ಸೈಬರ್ ಕ್ರೈಂ .government.in ವೆಬ್ಸೈಟ್ನಲ್ಲಿ ದೂರು ದಾಖಲಿಸಿ. ಎಲ್ಲ ಚಾಟ್, ಟ್ರಾನ್ಸಾಕ್ಷನ್, ಸ್ಕ್ರೀನ್ಶಾಟ್ಗಳನ್ನು ಉಳಿಸಿ. ತಡ ಮಾಡಬೇಡಿ. ಬೇಗ ಮಾಹಿತಿ ನೀಡಿದರೆ ಹಣ ವಾಪಸ್ ಸಿಗುವ ಸಾಧ್ಯತೆ ಹೆಚ್ಚಿರುತ್ತದೆ.
2: ಒಂದು ಚಿಕ್ಕ ನೈಜ ಕತೆ. ಒಬ್ಬ ನಿವೃತ್ತ ಶಿಕ್ಷಕರು ತಮ್ಮ ಪಿಂಚಣಿ ಹಣವನ್ನು ಡಬಲ್ ಆಗುತ್ತದೆ ಎಂಬ ಅಂಶಕ್ಕೆ ಒಳಗಾಗಿ ಹೂಡಿಕೆ ಮಾಡಿದರು. ಆರಂಭದಲ್ಲಿ 5,000 ಲಾಭ ತೋರಿಸಿದರು. ನಂತರ ಅವರು 5,00,000 ಹೂಡಿದರು. ಒಂದು ವಾರದ ನಂತರ ಆಪ್ ಕೆಲಸ ನಿಲ್ಲಿಸಿತು, ಗ್ರೂಪ್ ಅಳಿಸಲಾಯಿತು. ಇದು ಕೇವಲ ಒಂದು ಉದಾಹರಣೆ. ಇಂತಹ 1,000 ಪ್ರಕರಣಗಳು ನಡೆಯುತ್ತಿವೆ.
3: ಇದಕ್ಕೆ ಆರ್ಥಿಕ ಜ್ಞಾನ ತುಂಬಾ ಅಗತ್ಯ. ಹಣ ಗಳಿಸುವುದು ಕಷ್ಟ, ಆದರೆ ಕಳೆದುಕೊಳ್ಳುವುದು ಸುಲಭ. ಹೂಡಿಕೆ ಮಾಡಲು ಬ್ಯಾಂಕ್ನಲ್ಲಿ FD ಇಡುವುದು, ಮಾನ್ಯತೆ ಪಡೆದ ಸಂಸ್ಥೆಗಳ ಮೂಲಕ ಮ್ಯೂಚುವಲ್ ಫಂಡ್ ಇನ್ವೆಸ್ಟ್ ಮಾಡುವುದು, ಸರ್ಕಾರದ ಬಾಂಡ್ಗಳ ಮೇಲೆ ಇನ್ವೆಸ್ಟ್ ಮಾಡುವುದು, ವಿಶ್ವಾಸಾರ್ಹ ಹಣಕಾಸು ಸಲಹೆಗಾರರ ಸಲಹೆ ಪಡೆಯುವುದು, ಇವುಗಳಂತಹ ಸುರಕ್ಷಿತ ಮಾರ್ಗಗಳನ್ನು ಆಯ್ಕೆ ಮಾಡಿಕೊಳ್ಳಬೇಕು.
2: ಅಂತಿಮ ಸಂದೇಶ ಸ್ನೇಹಿತರೆ, ಸ್ಕ್ಯಾಮರ್ಗಳು ಹೊಸ ಹೊಸ ರೂಪದಲ್ಲಿ ಬರುತ್ತಾರೆ, ಆದರೆ ನಮ್ಮ ಜಾಗರೂಕತೆ ಅವರಿಗಿಂತ ಒಂದು ಹೆಜ್ಜೆ ಮುಂದೆ ಇರಬೇಕು. ಡಬಲ್ ಹಣ ಎಂಬ ಮಾತು ಕೇಳಿದಾಗ ಒಮ್ಮೆ ಯೋಚಿಸಿ, ಪರಿಶೀಲಿಸಿ, ಆಮೇಲೆ ಮಾತ್ರ ನಿರ್ಧಾರ ತೆಗೆದುಕೊಳ್ಳಿ. ನಿಮ್ಮ ಪರಿಶ್ರಮದ ಹಣವನ್ನು ರಕ್ಷಿಸುವುದು ನಿಮ್ಮ ಜವಾಬ್ದಾರಿ. ಇಂದಿನ ಕಾರ್ಯಕ್ರಮ ಇಷ್ಟವಾದರೆ ನಿಮ್ಮ ಸ್ನೇಹಿತರು ಮತ್ತು ಕುಟುಂಬದವರ ಜೊತೆ ಈ ಮಾಹಿತಿಯನ್ನು ಹಂಚಿಕೊಳ್ಳಿ. ಈ ಕಾರ್ಯಕ್ರಮವು ಭಾರತ ಸರ್ಕಾರ ಎಲೆಕ್ಟ್ರಾನಿಕ್ ಮತ್ತು ಮಾಹಿತಿ ತಂತ್ರಜ್ಞಾನ ಸಚಿವಾಲಯದ ಮಾಹಿತಿ ಭದ್ರತಾ ಶಿಕ್ಷಣ ಜಾಗೃತಿ ಕಾರ್ಯಕ್ರಮದ ಅಡಿಯಲ್ಲಿ ಪ್ರಸಾರ ಮಾಡಲಾಗುತ್ತಿದೆ. ಮತ್ತೊಂದು ಉಪಯುಕ್ತ ವಿಷಯದೊಂದಿಗೆ ಮತ್ತೆ ಭೇಟಿಯಾಗೋಣ. ಜಾಗರೂಕರಾಗಿರಿ, ಸುರಕ್ಷಿತರಾಗಿರಿ. ನಾನು ನಿಮ್ಮ ನಿರೂಪಕಿ ಪ್ರೀತಿ. ಧನ್ಯವಾದಗಳು.

0: ಪ್ರಿಯ ಶ್ರೋತೃಗಳೇ, ಇನ್ನು ಮುಂದೆ ನಮ್ಮ ನಿಲಯದಿಂದ ವಿಶೇಷ ಸಂದರ್ಶನ ಕಾರ್ಯಕ್ರಮ. ಅಂಗವಿಕಲತೆಯಲ್ಲೂ ಅಂತಾರಾಷ್ಟ್ರೀಯ ಮಟ್ಟದ ಅಥ್ಲೆಟಿಕ್ಸ್ ಕ್ರೀಡೆಯಲ್ಲಿನ ಸಾಧನೆಯ ಅನುಭವ ಕುರಿತು ಕೆಆರ್ ನಗರ ತಾಲೂಕಿನ ಕಂಚಗಾರಕೊಪ್ಪಲು ಗ್ರಾಮದ ಶಿಲ್ಪಾ ಕೆಎಸ್ ರವರ ಜೊತೆಗಿನ ಸಂದರ್ಶನ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಬನ್ನಿ ಕೇಳಿ ಬರೋಣ.
1: ಯುವಚೇತನ ಯುವ ಸಾಧಕರನ್ನು ಗುರುತಿಸಿ ಪ್ರೋತ್ಸಾಹಿಸುವುದರ ಜೊತೆಗೆ ಯುವ ಪೀಳಿಗೆಗೆ ಸ್ಫೂರ್ತಿ ತುಂಬುವ ಕಾರ್ಯಕ್ರಮ. ಎಲೆಮರೆ ಕಾಯಂತಿರುವ ಯುವ ಪ್ರತಿಭೆಗಳನ್ನು ಗುರುತಿಸಿ ಅವರನ್ನು ಸಮುದಾಯಕ್ಕೆ ಪರಿಚಯಿಸುವ ವಿನೂತನ ಕಾರ್ಯಕ್ರಮವೇ ಯುವಚೇತನ. ತಪ್ಪದೇ ಕೇಳಿ ಪ್ರತಿ ಬುಧವಾರ ಬೆಳಗ್ಗೆ 9:50 ಮರುಪ್ರಸಾರ ಗುರುವಾರ ಮಧ್ಯಾಹ್ನ 3:10 ನಿಮ್ಮ ನೆಚ್ಚಿನ ಜನಧ್ವನಿ 90.8 ಕಂಪನಾಂಕದಲ್ಲಿ.
2: ಪ್ರೀತಿಯ ಕೇಳುಗರಿಗೆಲ್ಲ ನಮಸ್ಕಾರ. ನೀವು ಕೇಳ್ತಾ ಇದ್ದೀರಾ ಜನಧ್ವನಿ ರೇಡಿಯೋ. ಇದು 90.8 ಕಂಪನಾಂಕದಲ್ಲಿ ಸರಗೂರಿನಿಂದ ಪ್ರಸಾರವಾಗುತ್ತಿರುವ ಮೈಸೂರಿನ ಮೊಟ್ಟ ಮೊದಲ ಸಮುದಾಯ ರೇಡಿಯೋ. ನಾನು ನಿಮ್ಮ ರೇಡಿಯೋ ಗೆಳೆಯ ಶ್ರೀಕಾಂತ್ ಸರಗೂರು. ಯುವ ಸಾಧಕರನ್ನು ಗುರುತಿಸಿ ಪ್ರೋತ್ಸಾಹಿಸುವುದರ ಜೊತೆಗೆ ಯುವ ಪೀಳಿಗೆಗೆ ಸ್ಫೂರ್ತಿ ತುಂಬುವ ಯುವಚೇತನ ಕಾರ್ಯಕ್ರಮಕ್ಕೆ ಪ್ರೀತಿಪೂರ್ವಕ ಸ್ವಾಗತವನ್ನು ಕೋರುತ್ತಿದ್ದೇನೆ. ಪ್ರಿಯ ಕೇಳುಗರೆ, ಇಂದಿನ ಯುವಚೇತನ ಕಾರ್ಯಕ್ರಮದಲ್ಲಿ ಭಾಗವಹಿಸುತ್ತಿರುವ ಅತಿಥಿಯು ತಮ್ಮ ಕ್ರೀಡಾ ಪ್ರತಿಭೆಯಿಂದ ವಿಕಲತೆಯಲ್ಲೂ ವಿಜಯಗಳನ್ನು ಪಡೆದವರು. ತಮ್ಮ ಅಂಗವೈಕಲ್ಯವನ್ನೇ ವರವಾಗಿ ಪರಿವರ್ತಿಸಿ ಕ್ರೀಡೆಯ ಮೇಲಿನ ಆಸಕ್ತಿಯಿಂದ ಶಾರ್ಟ್ಪುಟ್ ಅಂದರೆ ಗುಂಡು ಎಸೆತ, ಡಿಸ್ಕಸ್ ಥ್ರೋ ಹಾಗೂ ಜಾವ್ಲಿನ್ ಕ್ರೀಡೆಗಳಲ್ಲಿ ತೊಡಗಿಸಿಕೊಳ್ಳುತ್ತಾ ಬರುತ್ತಿದ್ದು ರಾಷ್ಟ್ರಮಟ್ಟ ಹಾಗೂ ಅಂತಾರಾಷ್ಟ್ರ

0: ರಾಷ್ಟ್ರೀಯ ಮಟ್ಟದ ಕ್ರೀಡಾಕೂಟಗಳಲ್ಲಿ ಭಾಗವಹಿಸುತ್ತಾ ಬಹುಮಾನ ಹಾಗೂ ಪ್ರಶಂಸೆಗಳಿಗೆ ಭಾಜನರಾಗುತ್ತಾ ಬರುತ್ತಿರುವ ಮೈಸೂರು ಜಿಲ್ಲೆಯ ಕೆಆರ್ ನಗರ ತಾಲೂಕಿನ ಕಂಚಗಾರಕೊಪ್ಪಲು ಗ್ರಾಮದ ಶಿಲ್ಪಾ ಕೆಎಸ್ ರವರು ಇಂದಿನ ಯುವಚೇತನ ಕಾರ್ಯಕ್ರಮದ ಅತಿಥಿಗಳು. ಹಾಗಾದರೆ ಬನ್ನಿ ಅವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸಿ ಈ ಕ್ರೀಡಾ ಕ್ಷೇತ್ರದ ಯಶಸ್ಸಿನ ಅನುಭವವನ್ನು ಕುರಿತು ಹಾಗೆಯೇ ಮುಂದಿನ ಭವಿಷ್ಯದ ಗುರಿಗಳ ಕುರಿತು ಮತ್ತಷ್ಟು ಮಾಹಿತಿಯನ್ನು ತಿಳಿದು ಬರೋಣ. ಶಿಲ್ಪಾ ಮೇಡಮ್, ತಮಗೆ ಕಾರ್ಯಕ್ರಮಕ್ಕೆ ಆತ್ಮೀಯದ ಸ್ವಾಗತವನ್ನು ಕೋರ್ತಾ ಇದ್ದೀನಿ.
1: ಥ್ಯಾಂಕ್ ಯು ಸರ್.
0: ಮೊದಲಿಗೆ ಬಹಳ ಸಂತೋಷ ಈ ದಿನದ ನಮ್ಮ ಕಾರ್ಯಕ್ರಮದಲ್ಲಿ ತಾವು ಭಾಗವಹಿಸುತ್ತಿರುವಂಥದ್ದು. ತಮ್ಮ ಒಂದು ಕ್ರೀಡಾ ಸಾಧನೆಯ ಬಗ್ಗೆ, ಅದರ ಒಂದು ಮೈಲಿಗಲ್ಲುಗಳ ಬಗ್ಗೆ ಒಂದಷ್ಟು ಮಾಹಿತಿಯನ್ನು ಹಾಗೂ ತಮ್ಮ ಅನುಭವವನ್ನು ಒಂದಷ್ಟು ಸ್ಫೂರ್ತಿದಾಯಕ ವಿಚಾರಗಳೊಂದಿಗೆ ನಮ್ಮ ಕೇಳುಗರೊಂದಿಗೆ ತಾವು ಹಂಚಿಕೊಳ್ಳಿಕ್ಕೆ ಭಾಗವಹಿಸುತ್ತಿರುವಂಥದ್ದು ಬಹಳ ಖುಷಿಯ ವಿಚಾರ. ಮೊದಲಿಗೆ ಈ ನಿಮ್ಮ ಕ್ರೀಡಾ ಯಶಸ್ಸಿನ ಅನುಭವ ಹಾಗೂ ವಿಕಲತೆ ಎಂಬುದು ಯಾವ ರೀತಿ ತಮಗೆ ಒಂದು ವರವಾಗಿ ಪರಿಣಮಿಸಿತು ಅನ್ನೋದು ಕುರಿತು ತಮ್ಮ ಅನುಭವವನ್ನು ನಮ್ಮ ಜೊತೆ ಹಂಚಿಕೊಳ್ಳಿ.
1: ಕ್ರೀಡೆ ಯಶಸ್ಸು ಅಂತ ಅಂದಾಗ ಎಲ್ಲರಿಗೂ ಒಂದೊಂದು ಆಸೆ ಇರುತ್ತೆ, ಎಲ್ಲರಲ್ಲೂ ಒಂದೊಂದು ಕಲೆಗಳಿರುತ್ತೆ. ಸೊ ಅವರು ಐಡೆಂಟಿಫೈ ಮಾಡ್ಕೊಂಡಿರ್ತಾರೆ. ಸೊ ನನ್ನ ಲೈಫ್ ಅಲ್ಲಿ ನಂದು ಕ್ರೀಡೆ ಅನ್ನೋದು ಒಂದು ಸಕ್ಸಸ್ಫುಲ್ ಜರ್ನಿ ಅಂತಾನೆ ಹೇಳ್ಬೋದು. ತುಂಬಾ ಖುಷಿ ಆಗ್ತಿದೆ, ಯಾಕಂತಂದ್ರೆ ಎಲ್ಲರಿಗೂ ಈ ತರ ಅವಕಾಶಗಳು ಸಿಗಲ್ಲ. ಸೊ ನನಗೆ ಕೆಲವು ಆಪರ್ಚುನಿಟಿ ನನಗೆ ಈ ತರ ಅನುಭವ ಒಂದು ಅವಕಾಶ ಸಿಕ್ಕಿದೆ, ತುಂಬಾ ಹೆಮ್ಮೆ ಅನ್ನಿಸ್ತಿದೆ. ಸೊ ನಮ್ಮ ದೇಶವನ್ನ ರೆಪ್ರೆಸೆಂಟ್ ಮಾಡಿದ್ದೀನಿ ಅನ್ನೋದು, ಮತ್ತೆ ಹಾಗೇನೆ ನಮ್ಮ ರಾಜ್ಯ ರೆಪ್ರೆಸೆಂಟ್ ಮಾಡಿದ್ದೀನಿ. ಫಸ್ಟ್ ಟೈಮ್ ರೆಪ್ರೆಸೆಂಟ್ ಮಾಡಿದ್ದು, ಫಸ್ಟ್ ಟೈಮ್ ಮೆಡಲ್ ಆಗಿದ್ದು, ಫಸ್ಟ್ ಟೈಮ್ ಸೆಲೆಕ್ಟ್ ಆಗಿದ್ದು. ಸೊ ಎಲ್ಲಾ ಫಸ್ಟ್ ಅಂದಾಗ ಏನೋ ಒಂದು ಅದು ಹೇಳಕ್ಕೆ ಆಗಲ್ಲ ಅನುಭವ, ಖುಷಿ, ಸಂತೋಷ, ಸಂಭ್ರಮ, ಖುಷಿ ಆಗುತ್ತೆ ಸರ್. ಎಲ್ಲಾರ್ದು ಒಂದೊಂದು ಕನಸುಗಳಿರುತ್ತೆ. ನಾವು ಒಂದೇನೋ ಒಂದ್ ಸಾಧನೆ ಮಾಡ್ಬೇಕು ಅಂದಾಗ, ಏನೋ ಒಂದು ಯಾವ್ದ್ರಲ್ಲೂ ಒಂದು ಸಕ್ಸಸ್ಫುಲ್ಲಿ ಒಂದು ಜರ್ನಿ ಅಂತ ಸಿಕ್ತಾಗ ತುಂಬಾನೇ ಖುಷಿ ಆಗುವಂತ ಸಂದರ್ಭ ಸರ್ ಇದು ಕ್ರೀಡಾ ಯಶಸ್ಸು ಅನ್ನು.
0: ಹಾಗಿದ್ರೆ ಮೇಡಮ್, ತಮ್ಮ ಬಾಲ್ಯ ಜೀವನ ಆಗಿರ್ಬೋದು, ಶೈಕ್ಷಣಿಕ ಶಾಲಾ ಜೀವನ ಆಗಿರ್ಬೋದು, ಹೇಗಿತ್ತು ಮೇಡಮ್ ಆಗಿನ ಸಂದರ್ಭದಲ್ಲಿ ತಮ್ಮ ಒಂದು ಕ್ರೀಡಾ ಭಾಗವಹಿಸುವಿಕೆ ಹೇಗಿರ್ತಾ ಇದ್ದು?
1: ಸರ್, ನಾವ್ ಅಂದ್ರೆ ಹಳ್ಳಿಲಿ ಎಜುಕೇಶನ್ ಮಾಡಿದ್ದು, ಅಲ್ಲಿ ಎಲ್ಲ ಮಾಮೂಲಿ ಎಲ್ಲರ ಜೊತೆನೋ ತುಂಬಾ ಚೆನ್ನಾಗಿ ಆಟ ಆಡ್ಕೊಂಡಿದ್ದೆ. ನನಗೆ ಆ ತರದ ಏನ್ ಫೀಲಿಂಗ್ಸ್ ಏನ್ ಇರ್ಲಿಲ್ಲ, ಎಲ್ಲರಲ್ಲೂ ನಾನೊಬ್ಳು ಅಂತಾನೆ ಇತ್ತು. ಆದ್ರೆ ಹಳ್ಳಿಗಳಲ್ಲಿ ಅಂದ್ರೆ ಕ್ರೀಡೆ ಬಗ್ಗೆ ಯಾರಿಗೂ ಅಷ್ಟೊಂದು ಹೇಗ್ ಬರ್ಬೇಕು ಹೇಗೆ ಏನನ್ನೋದ್ ಗೊತ್ತಿರಲ್ಲ. ನಗರಗಳಲ್ಲೆಲ್ಲ ಆದ್ರೆ ಒಂದ್ ಐಡೆಂಟಿಫೈ ಪೇರೆಂಟ್ಸ್ ಗಳಿರ್ತಾರೆ, ಟೀಚರ್ಸ್ ಇರ್ತಾರೆ, ಅವ್ರು ಹೇಗೆ ಏನು ಅಂತ ಅವರೇನೆ ಒಂದ್ ಸ್ವಲ್ಪ ಉತ್ಸಾಹ ತೋರಿಸಿ ಕರ್ಕೊಂಡು ಹೋಗ್ತಾರೆ. ಹಳ್ಳಿಗಳಲ್ಲಿ ಕಡಿಮೆ ಆ ತರ ಎಲ್ಲ ನಮಗೆ ಸಿಗುವಂತ ಅವಕಾಶ. ನಾವು ಅಲ್ಲಿ ಏನ್ ಸಿಗುತ್ತೆ ಅಷ್ಟನ್ ಮಾತ್ರ ಯೂಟಿಲೈಸ್ ಮಾಡ್ಕೊಂಡು ನಾವು ಆಟ ಆಡ್ಕೊಂಡು ಅಲ್ಲಿ ಮಾಮೂಲಿ ಜಿಲ್ಲಾ ಮಟ್ಟ, ತಾಲೂಕ್ ಮಟ್ಟ, ಹೋಬಳಿ ಮಟ್ಟ ಆ ರೀತಿ ಕ್ರೀಡೆಗಳಲ್ಲಿ ಮಾತ್ರ ಭಾಗವಹಿಸ್ತಿದ್ದ. ಅವಾಗೆಲ್ಲ ಕಲ್ಚರ್ ಆಕ್ಟಿವಿಟೀಸ್ ಈ ತರ ಇತ್ತು. ನಮಗೆ ಯಾವ್ದು ಅನುಕೂಲ ಆಗುತ್ತೆ ಅದ್ರಲ್ಲಿ ಭಾಗವಹಿಸ್ಕೊಂಡು ಆ ತರ ಬರ್ತಾ ಇದ್ದಿದ್ದು ಸರ್.
0: ಮೇಡಮ್, ಹಾಗಿದ್ರೆ ತಮ್ಗೆ ಈ ಕಾಲಿನ ವಿಕಲತೆ ಹೇಗ್ ಉಂಟಾಯ್ತು, ನಂತರ ಚಿಕಿತ್ಸೆ ಎಲ್ಲ ಯಾವ ರೀತಿ ಪಡ್ಕೊಳ್ತೀರಾ?
1: ಸರ್, ಇದು ಅಂತ ಅಂದ್ರೆ ನನಗೆ 4 ವರ್ಷ ಮಗುನಲ್ಲಿದ್ದಾಗ ಮದ್ವೆ ಅಂತ ಹೋಗಿರ್ತೀವಿ, ಅಲ್ಲಿ ಮುಗಿಸ್ಕೊಂಡ್ ಬರುವಂತ ಸಮಯದಲ್ಲಿ ನನ್ಗೆ ಆಕ್ಸಿಡೆಂಟ್ ಆಗುತ್ತೆ. ಅವಾಗ ನಂದು ಎಡಗಾಲ್ ಕಳ್ಕೊಳ್ತೀನಿ. ಅದಾದ್ಮೇಲೆ ತಂದೆ ತಾಯಿಗೆ ತುಂಬಾ ಆಘಾತ ಉಂಟಾಗಿ ಆಗುತ್ತೆ. ಆಬ್ವಿಯಸ್ಲಿ ಎಲ್ಲರಿಗೂ ಒಂದು ನೋವು ಅನ್ನೋದು ಇದ್ದೇ ಇರುತ್ತೆ, ಹೇಗೆ ಏನು ಮುಂದೆ ಲೈಫು ಹೇಗಿರುತ್ತೆ ಅನ್ನೋದು ಅವರಿಗೂ ಒಂಥರ ಸಂಕಟ. ಆದ್ರೆ ನಮಗೆ ಆ ಚಿಕ್ಕ ಮಗುನಲ್ಲಿ ನಮ್ಗೆ ಏನು ಅನ್ನೋದು ಗೊತ್ತಿರಲ್ಲ, ಅದು ತುಂಬಾ ಕಷ್ಟ ಇರುತ್ತೆ. ಆ ಕಷ್ಟದಲ್ಲೂ ಅಷ್ಟೇನೆ ನಮ್ನ ತುಂಬಾ ಚೆನ್ನಾಗಿ ಸಾಕಿ ಒಂದು ಒಳ್ಳೆ ಎಜುಕೇಶನ್ ಕೊಟ್ಟಿದ್ದಾರೆ, ಅದು ತುಂಬಾ ಖುಷಿ ಅನ್ಸುತ್ತೆ. ಎಲ್ಲರಿಗೂ ಕೆಲವರಿಗೆ ಅವರವರದೇ ಏನೇ ಪ್ರಾಬ್ಲಮ್ ಗಳಿದ್ರು ನಮ್ಮನ್ನ ಅಷ್ಟು ಚೆನ್ನಾಗಿ ಒಂದು ಎಜುಕೇಶನ್ ಕೊಟ್ಟಿ ಎಲ್ಲರಿಲ್ಲೂ ನಾನೊಬ್ಳು ಅನ್ನೋದು ಬೆಳೆಸಿದಾರಲ್ಲ, ಅದು ನನ್ನ ಯಾವುದ ನಮ್ಮ ಅಪ್ಪ ಅಮ್ಮನ ಒಂದು ಕೃತಜ್ಞತೆಗೆ ನಾನು ಏನು ಹೇಳಕ್ಕೂ ಆಗಲ್ಲ. ನನಗ ಅಷ್ಟೊಂದು ಖುಷಿ ಅಂತ ಅನ್ಸುತ್ತೆ ಸರ್, ಆ ಮೂಮೆಂಟ್ ನನ್ನ ಅಷ್ಟು ಚೆನ್ನಾಗಿ ಬೆಳೆಸಿ ಒಂದು ಏನೋ ಒಂದು ಮಾದರಿಯಾಗಿ ಮಾಡಿದ್ದಾರೆ, ಅದು ತುಂಬಾ ಖುಷಿ ಅನ್ಸುತ್ತೆ.
0: ಪ್ರಸ್ತುತ ತಾವು ಪಡೆದಿರುವಂತಹ ಶಿಕ್ಷಣದ ಕುರಿತು ಮಾಹಿತಿ
1: ಸರ್, ನಂದು MBBED ಎಜುಕೇಶನ್ ಆಗಿರೋದು. 1-7 ನಾನು ಕಂಚಗಾರಕೊಪ್ಪಲಲ್ಲೇ ಓದಿದ್ದು, 7th PU ನಮ್ಮ ಊರಿನ ಪಕ್ಕ 4 ಕಿಲೋಮೀಟರ್ ಕೆಸ್ತೂರ್ ಕೊಪ್ಪಲು. ನೆಕ್ಸ್ಟ್ 2 ಡಿಗ್ರಿ ಇನ್ನಾಗ ಕೆಆರ್ ನಗರದಲ್ಲೇ ಮಾಡಿದ್ದು. ನೆಕ್ಸ್ಟ್ BED ಮೈಸೂರು, ಮತ್ತೆ ಮಾಸ್ಟರ್ ಡಿಗ್ರಿನೂ ಮೈಸೂರೇ ಸರ್.
0: ಹಾಗಿದ್ರೆ ಮೇಡಮ್, ತಮ್ಮ ಈ ಕ್ರೀಡಾಸಕ್ತಿಗೆ ಪ್ರೇರಣೆ ಏನಾದ್ರೂ ಇತ್ತ, ಮತ್ತೆ ಆರಂಭದ ಕ್ರೀಡಾ ಚಟುವಟಿಕೆಗಳಾಗಿರ್ಬೋದು, ಆರಂಭದ ತಮ್ಮ ಕ್ರೀಡಾ ತೊಡಗಿಸಿಕೊಳ್ಳಬೇಕೆ ಆಗಿರ್ಬೋದು, ಇದರ ಕುರಿತು ತಮ್ಮ ಅನುಭವವನ್ನು ಹಂಚಿಕೊಳ್ಳಿ.
1: ಸರ್, ಕ್ರೀಡೆಯಲ್ಲಿ ಅಂತ ಅಂದ್ರೆ ನನಗಂತೂ ತುಂಬಾ ಆಸಕ್ತಿ ಇತ್ತು, ಯಾಕಂದ್ರೆ ನಾವು ಓದ್ಬೇಕಾದಾಗ ಮೊಬೈಲ್ ಆಗ್ಲಿ ಟಿವಿ ಆಗ್ಲಿ ಅಷ್ಟೊಂದು ಇರ್ಲಿಲ್ಲ. ಎಲ್ಲೋ ಊರಲ್ಲಿ ಎಲ್ಲೋ 1-2 TVಗಳಿತ್ತು ಸರ್, ಮೊಬೈಲ್ ಅಂತೂ ಇರ್ಲೇ ಇರ್ಲಿಲ್ಲ. ಅವಾಗ ಎಲ್ಲ ಕ್ರೀಡೆಗಳಿಗೆ ಏನಾದ್ರು ರಜಾ ಸಿಕ್ಕಿದ್ರೆ ಹೊರಗಡೆ ಹೋದ್ರೆ ಇನ್ ಬರ್ತಿದ್ದೆ ಸಂಜೆ, ಏನೋ ಒಂದು ಖುಷಿ ಆನಂದ ಇರೋದು. ಅವಾಗೆಲ್ಲ ತುಂಬಾ ಯಾವುದೇ ಒಂದು ಇವೆಂಟ್ ನಾನು ಅದೀಗ ಅದು ನನಗೆ ಆ ಕ್ರೀಡೆ ಆಗಲ್ಲ ಯಾವ್ದು ಆಗಲ್ಲ ಅಂತಲ್ಲ, ನನಗೆ ಯಾವ್ದ ಇಷ್ಟ ಆಗುತ್ತೆ ನಾವು ಎಲ್ಲದ್ರಲ್ಲೂ ಸೇರಿ ಜೊತೆಗೂಡಿ ಆಟ ಆಡ್ತಾ ಇದ್ದೋ. ನಮ್ ಜರ್ನಿಲಿ ಏನಂತಂದ್ರೆ ಹೇಗ್ ಹೋಗ್ಬೇಕು, ಹೇಗ್ ಮಾಡ್ಬೇಕು, ಯಾವ ರೀತಿ ಭಾಗವಹಿಸ್ಬೇಕು. ಇವಾಗ ನಮ್ದೇ ಆದ ಒಂದು ಸಪ್ರೇಟ್ ಇವೆಂಟ್ ಗಳಿರುತ್ತೆ ಪ್ಯಾರಾ ಅನ್ನೋದು, ಅಲ್ಲಿ

0: ಯಾವ ರೀತಿ ಜಾಯಿನ್ ಆಗೋದು ನಮಗೆ ಅದ್ ಏನ್ ಬೇಸಿಕ್ ಗೊತ್ತಿಲ್ಲ. ಸೊ ನನ್ನ ಅಪ್ಪ ಅಮ್ಮಂಗೂ ಪಾಪ ಅವರಿಗೆ ಹೊರಗಿನ ಪ್ರಪಂಚ ಅಷ್ಟೊಂದು ಗೊತ್ತಿಲ್ಲ, ಹೇಗ್ ಮಾಡಿಸೋದು ಹೇಗೆ ಅಂತ. ಸೊ ಹಾಗಾಗಿ ನಾವು ಕೆಲವೊಂದ್ ಟೈಮ್ ಅಲ್ಲಿ ಟಿವಿ ನೋಡಿದಾಗ ಓ ಇಲ್ಲೆಲ್ಲ ಪಾರ್ಟಿಸಿಪೇಟ್ ಮಾಡ್ತಿದ್ದಾರೆ ನಮ್ ತರನೆ, ಮತ್ತೆ ಇವ್ರು ಹೇಗೆ ಮಾಡ್ತಿದ್ದಾರೆ ಹಾ ಕ್ರೀಡೆಯನ್ನ, ನಾವ್ ಹೇಗ್ ಸೇರ್ಕೊಳ್ಳೋದು ಆ ತರ ಅನ್ಸಿದ್ದುಂಟು. ಆದ್ರೆ ಯಾರಿಗೂ ಹೇಳ್ಕೊಂಡಿರ್ಲಿಲ್ಲ, ನೋಡಿ ಖುಷಿ ಪಟ್ಟಿದೆ. ಸೊ ನನ್ನ ಎಜುಕೇಶನ್ ಕಂಪ್ಲೀಟ್ ಆದಾದ್ಮೇಲೆ ನಾನು ಮೈಸೂರಲ್ಲಿ ವರ್ಕ್ ಮಾಡಕ್ ಹೋದೆ. ಸೊ ಅವಾಗಿಂದ ನನ್ನ ಜರ್ನಿ ಸ್ಟಾರ್ಟ್ ಆಗಿದ್ದು 2019 ಇಂದ ಸರ್.
1: ಮೇಡಮ್, ಹಾಗಿದ್ರೆ ತಮ್ಮ ಕುಟುಂಬದಲ್ಲಿ ಯಾರ್ಯಾರೆಲ್ಲ ಇದ್ದೀರಾ, ತಾವು ಈ ರೀತಿ ಅಂಗವೈಕಲ್ಯವನ್ನು ಹೊಂದಂಥ ಸಂದರ್ಭದಲ್ಲಿ ಅವರ ಒಂದು ಬೆಂಬಲ ಮತ್ತು ಸಹಕಾರ ತಮ್ಮ ಶಿಕ್ಷಣದಲ್ಲಾಗಿರ್ಬೋದು, ತಮ್ಮ ಒಂದು ಕ್ರೀಡಾ ಆಸಕ್ತಿ ಮೇಲಾಗಿರ್ಬೋದು, ಯಾವ ರೀತಿ ಎಲ್ಲ ಸಿಗ್ತಾ ಬಂತು ಮೇಡಮ್?
0: ಸರ್, ನನಗೆ ಆ ತರ ಆಗಿದೆ. ಆದ್ರೆ ನನ್ನ ಸುತ್ತಮುತ್ತ ಆಗ್ಲಿ ನನ್ನ ಅಪ್ಪ ಅಮ್ಮ ಆಗ್ಲಿ ನನ್ನ ಯಾವತ್ತೂ ಆ ತರ ನೋಡ್ಲಿಲ್ಲ, ಆ ತರ ಬೆಳೆಸಲಿಲ್ಲ. ಸೊ ನನಗೆ ಅದೇ ಮೊದಲ ವರ ಅಂತಾನೆ ಹೇಳ್ಬಹುದು. ನನ್ಗೆ ಆತಿರಿದ್ರೆ ನನ್ಗೆ ಆ ಗಿಲ್ಟಿಂಗ್ ಆಗಿಲ್ಲ, ಫೀಲಿಂಗ್ಸ್ ಅವೇನು ಇರ್ಲಿಲ್ಲ, ಎಲ್ಲರಲ್ಲೂ ನಾವ್ ಒಬ್ರು ಅನ್ನೋದ್ ರೀತಿಲಿದ್ದೋ. ಏನಂತಂದ್ರೆ ಅಪ್ಪ ಅಮ್ಮ ನನ್ನನ್ನು ಬೆಳೆಸಿದ ರೀತಿ ಅಂದ್ರೆ ಎಲ್ಲರಲ್ಲೂ ನಾನು ಅದೇ ರೀತಿ, ನನಗೆ ಈ ತರ ಆಗಿದೆ ಆ ತರ ಮನಸ್ಥಿತಿಯಲ್ಲಿ ನನ್ಗೆ ಯಾವತ್ತು ಬೆಳೆಸಿಲ್ಲ. ಎಲ್ಲರಂಗೂ ಕೆಲ್ಸ ಮಾಡ್ಬೇಕಷ್ಟೇ, ಎಲ್ಲ ರೀತಿನೂ ಓಡಾಡ್ತೀಯ, ನಿನ್ಗಿದಾಗುತ್ತೆ ಇದು ಕೆಲ್ಸ ಮಾತ್ರ ಮಾಡು ಅದನ್ ಮಾಡ್ಬೇಡ ಅಂತಿಲ್ಲ, ನಿನ್ಗಾಗುತ್ತೆ ನೀನ್ ಮಾಡು, ನೀನ್ ಮಾಡ್ತೇ ಬಿಡ್ತೀಯ ಅದು ನೆಕ್ಸ್ಟ್ ರೀ. ಸೊ ಪ್ರಯತ್ನ ಅನ್ನೋದು ಮಾಡ್ಲೇಬೇಕು. ಸೊ ಆ ಒಂದು ಕಲಿಕೆ ನನ್ನ ಅಪ್ಪ ಅಮ್ಮ ಕಲ್ಸಿದ್ದು ನನ್ನ ಜರ್ನಿ ನಾನ್ ಬೆಳೆಯೋದಕ್ಕೆ ಒಂದು ಮುಖ್ಯ ಕಾರಣ ಅಂತಾನೆ ಹೇಳ್ತೀನಿ. ನನ್ನ ಅಪ್ಪ ಅಮ್ಮ ಯಾವತ್ತಾದ್ರೂ ನಿನಗ ಅದಾಗಲ್ಲ, ಇದು ಮಾಡಕ್ಕಾಗಲ್ಲ, ನೀನ್ ಹಿಂಗ್ ಕೂರು ಆ ತರ ಅನ್ನೋ ಮನಸ್ಥಿತಿ ನನ್ನ ಮನಸ್ಸಲ್ಲಿ ಹುಟ್ಟಿಸ್ಬಿಟ್ಟಿದೆ. ನಾವೇನು ಮಾಡಕ್ ಸಾಧ್ಯನೇ ಆಗ್ತಿರ್ಲಿಲ್ಲ. ಹಾಗೆ ಆದ್ರೂ ನಾನ್ ಸ್ಕೂಲ್ ಅಲ್ಲಿ ಹೋಗ್ಬೇಕಾಗಿದ್ರು ಅಂತ ಸಂದರ್ಭಗಳೆಲ್ಲ ನನ್ನ ಟೀಚರ್ಸ್ ಆಗಿರ್ಬೋದು ಅವರು ತುಂಬಾ ಸ್ಪೋರ್ಟಿವ್ ಆಗಿ ಎಲ್ಲರಲ್ಲೂ ನಾನು ಏನೇ ಒಂದ್ ಮಾಡಿದ್ರು ಅಷ್ಟೇ ನಿನಗ ಆಗಲ್ಲ ಅಂತ ಯಾವತ್ತು ಹೇಳಿಲ್ಲ. ನನಗೇನಾದ್ರೂ ಬೈ ಚಾನ್ಸ್ ಆಗಲ್ಲ ಅಂತ ಅಂದ್ರೆ ಮಾತ್ರ ನಾನು ಕೂತ್ಕೊಳ್ತಿದ್ರೆ ಏನು ಕೇಳ್ತಾನೆ ಇರ್ಲಿಲ್ಲ, ಎಲ್ಲದ್ರಲ್ಲಿ ಮಾಡ್ತಾರ ನೀವು ಮಾಡಿ ಅಂತಾನೆ ಹೇಳ್ತಿದ್ದು. ಮನಸ್ಥಿತಿ ಅಂದ್ರೆ ನನ್ನ ಸುತ್ತಮುತ್ತ ಆಗಿರ್ಬೋದು, ನನ್ನ ಫ್ರೆಂಡ್ ಸರ್ಕಲ್ ಆಗಿರ್ಬೋದು, ನನ್ನ ಟೀಚರ್ಸ್ ಗುರುಗಳಾಗಿರ್ಬೋದು. ಸೊ ಅವರ ನನ್ಗೆ ಕೊಟ್ಟಂತಹ ಒಂದು ಈ ಪ್ರೀತಿ ಇವತ್ತು ಈ ಮಟ್ಟಕ್ಕೆ ಬಂದಿದ್ದೀನಿ ಅಂತಾನೆ ಹೇಳ್ಬೋದು. ಯಾಕಂದ್ರೆ ಮೋಟಿವೇಶನ್ ಇಸ್ ವೆರಿ ಇಂಪಾರ್ಟೆಂಟ್.
1: ಹಾಗಿದ್ರೆ ಮೇಡಮ್, ತಮ್ಮ ಒಂದು ಈ ಕ್ರೀಡಾಸಕ್ತಿಯಿಂದ ಮೊದಲಿಗೆ ಯಾವ್ಯಾವ ಕ್ರೀಡೆಗಳಲ್ಲಿ ತೊಡಸ್ಕೊಳ್ತಾ ಬರ್ತೀರಾ, ಆ ಕ್ರೀಡೆಗಳ ಒಂದು ತರಬೇತಿ ಆಗಿರ್ಬೋದು, ಅಭ್ಯಾಸ ಕ್ರಮ ಆಗಿರ್ಬೋದು, ಹೇಗಿರ್ತಾ ಇತ್ತು?
0: ನಾನು ವರ್ಕಿಂಗ್ ಅಂದ್ರೆ ನನ್ನ ಪ್ರೊಫೆಷನ್ ಅಲ್ಲಿ ಮುಗ್ದಾದ್ಮೇಲೆ ನಾನು ಟೀಚಿಂಗ್ ಫೀಲ್ಡ್ ಗೆ ಬಂದೆ. ಅಲ್ಲಿ ಸ್ಟಾರ್ಟ್ ಆಗಿದ್ದು ನನ್ನ ಕೆರಿಯರ್. ನಾನು ಅಂದ್ರೆ ಅಲ್ಲಿಗೆ ಬಂದಾದ್ಮೇಲೆ ಹೇಗ್ ಹೋಗ್ಬೇಕು ಅನ್ನೋದು ನನ್ನ ಒಬ್ಳು ಫ್ರೆಂಡ್ ಇಂದ ಪರಿಚಯ ಆಯ್ತು. ಅವಾಗ ನನ್ಗೆ ಸೇರ್ಕೊಳಕ್ ಇಂಟ್ರೆಸ್ಟ್ ಇತ್ತು. ಸೊ ಯಾವ್ದೋ ಒಂದು ಮುಖಾಂತರ ಸಿಕ್ತಾಗ ನಾವ್ ಯುಟಿಲೈಸ್ ಮಾಡ್ಕೋಬೇಕು ಅಂತ ಅನ್ಕೊಂಡು ನನ್ನ ಅಪ್ಪ ಅಮ್ಮ ಕೇಳ್ದೆ. ಅವ್ರು ಏನು ತುಂಬಾ ಸಪೋರ್ಟ್ ಇದ್ರು, ನಿನ್ ಖುಷಿನೇ ನಮ್ ಖುಷಿ, ನೀನ್ ಏನ್ ಬೇಕಾದ್ರೂ ಮಾಡು, ನಮ್ ಪ್ರೋತ್ಸಾಹ ಇರುತ್ತೆ ಅಂತ ಹೇಳಿದ್ರು. ಸೊ ಫಸ್ಟ್ ನಾನು 2019 ಸಿಟ್ಟಿಂಗ್ ವಾಲಿಬಾಲ್ ಜಾಯಿನ್ ಆಗಿದ್ದೆ ಸರ್. ಅಲ್ಲಿಂದ ನನ್ ಕೆರಿಯರ್ ಸ್ಟಾರ್ಟ್ ಆಯ್ತು. ಅದು ಮಾಡ್ಕೊಂಡು ಮತ್ತೆ ಪ್ರೊಫೆಷನಲ್ ಟೀಚಿಂಗ್ ಮಾಡ್ಕೊಂಡು ಮತ್ತೆ ಅದು ಎರಡು ಬ್ಯಾಲೆನ್ಸ್ ಮಾಡ್ಕೊಂಡು ಬರ್ತಾ ಇದ್ದೆ. ಅಲ್ಲಿ ನನಗೆ ರಾಘವೇಂದ್ರ ಸರ್ ಅಂತ ಪರಿಚಯ ಇದ್ರು, ಅವರು ಪ್ಲೇಯರ್ ಆವಾಗ ಮುಖಾಂತರ ಪರಿಚಯ ಆಯ್ತು. ಅವಾಗ ಮಾಮೂಲಿ ಇಂಟ್ರೆಸ್ಟ್ ಇದು ಮಾಮೂಲಿ ಆಟ ಆಡ್ಕೊಂಡೆಲ್ಲ ಹೋಗ್ತಿದ್ದು. ನಾನೇನೆ ಕರ್ನಾಟಕ ಕ್ಯಾಪ್ಟನ್ ಆಗಿ ರೆಪ್ರೆಸೆಂಟ್ ಮಾಡಿದ್ದು. ನಾನು ಆ 4 ವರ್ಷಗಳಲ್ಲೂ ಸಹ ಮೆಡಲ್ ಆಯ್ತು. ತುಂಬಾ ಖುಷಿ ಆಗುತ್ತೆ ನಾವು ನಾನ್ ಕರ್ನಾಟಕ ರೆಪ್ರೆಸೆಂಟ್ ಮಾಡ್ತಾ ಇದ್ದೀನಿ ಅಂತ. ನಂತರ ಏನ್ ಮಾಡಿದ್ರು, ನಮ್ ಸರ್ ಅದನ್ನ ಡ್ರಾಪ್ ಮಾಡಿ ನೆಕ್ಸ್ಟ್ ಅವರೇ ಒಂದು ಸೆಕ್ರೆಟರಿ ಆದ್ರು ನಮ್ಮ ಇದು ವಾಲಿಬಾಲ್ಗೆನೆ. ಸೊ ಅವ್ರು ಗೈಡ್ ಮಾಡಿದ್ರು. ಸೊ ಗ್ರೂಪ್ ಈವೆಂಟ್ ಇರ್ಲಿ, ಅದ್ರ ಜೊತೆಗೆ ಅಥ್ಲೆಟಿಕ್ ಬಂದ್ರೆ ಇನ್ನೂ ಒಂದ್ ಸ್ವಲ್ಪ ನಿನ್ ಕೇಪಬಿಲಿಟಿ ಮಾಡ್ಬೋದು, ನಿನ್ನ ಶ್ರಮ ಇದೆ, ನಿನ್ನ ಆಸಕ್ತಿ ಇದೆ, ತುಂಬಾ ಅದಕ್ಕೊಂದ್ ಸ್ವಲ್ಪ ಎಫರ್ಟ್ ಹಾಕಿದ್ರೆ ನಿನ್ ಸಿಂಗಲ್ ಈವೆಂಟ್, ನಿನ್ ಸೋಲ್ ಆಗಿರ್ಬೋದು ಗೆಲುವು ಆಗಿರ್ಬೋದು, ನಿನ್ನ ಟ್ಯಾಲೆಂಟ್ ಅನ್ನ ನೀನ್ ತೋರಿಸ್ಬೋದು ಇನ್ನು ಚೆನ್ನಾಗಿ ಅಂತ ಹೇಳಿದ್ರು. ಅದು ಕೇಳಿ ನಾನು ನೋಡ್ತೀನಿ ಅಂತ ಏನೋ ತಗೊಳ್ಲಿಲ್ಲ ಸರಿ ಅಂತ ಅನ್ಕೊಂಡು, ಒಬ್ರು ಯಾರಾದ್ರೂ ಹೇಳಿದ್ರೆ ಅದು ಒಳ್ಳೇದಿಕ್ಕೆ ಅಲ್ವಾ, ಅಕ್ಸೆಪ್ಟ್ ಮಾಡ್ಕೊಂಡು ನಾನ್ ನೆಕ್ಸ್ಟ್ 2023 ಅಥ್ಲೆಟಿಕ್ ಜಾಯಿನ್ ಆದೆ ಸರ್.
1: ಮೇಡಮ್, ಹಾಗಿದ್ರೆ ತಾವು ಮೊದಲು ಭಾಗವಹಿಸಿದಂತ ಮೊದಲ ಕ್ರೀಡಾಕೂಟ ಆಗಿರ್ಬೋದು, ಅದರ ಅನುಭವ ಆಗಿರ್ಬೋದು, ಅಲ್ಲಿ ತಮಗೆ ಬಂದಂತ ಬಹುಮಾನ ಆಗಿರ್ಬೋದು, ಇದ್ರ ಬಗ್ಗೆ ತಮ್ಮ ಅನುಭವನ ಹಂಚ್ಕೊಳ್ಳಿ.
0: ಸರ್, ಇಲ್ಲಿ ಸೌತ್ ಜೋನ್ ಅಂತ ಮಂಡ್ಯದಲ್ಲಿ PS ಕಾಲೇಜ್ ಇಂಡೋರ್ ಸ್ಟೇಡಿಯಂ ಅಲ್ಲಿ ನಡೆದಿದ್ದು ಫಸ್ಟ್ ಟೈಮ್. ಸೊ ನಾನು ಫಸ್ಟ್ ಅಲ್ಲಿ ರೆಪ್ರೆಸೆಂಟ್ ಮಾಡಿದ್ದು. ಸೊ ಅಲ್ಲಿ ಮಾಡಿದಾಗ ಒಂದ್ ಸ್ವಲ್ಪ ಕಷ್ಟ ಆಯ್ತು, ಹೊಸದು ನಮಗೆ, ಹೊಸ ಪರಿಚಯ ಎಲ್ಲರೂ, ಏನು ಎಂತು ಹೇಗಾಗುತ್ತೆ ಏನು ಅನ್ನೋದು ಗೊತ್ತಿರ್ಲಿಲ್ಲ. ಮಾಡಿದಾಗ ಸ್ವಲ್ಪ ಅಯ್ಯೋ ಇಷ್ಟೆಲ್ಲ ಕಷ್ಟ ಇದೆ, ಇದೆಲ್ಲ ಮಾಡ್ಬೇಕ ಅನ್ನಿಸ್ತು. ಯಾವುದು ಸುಲಭ ಆಗಿ ಯಾವುದು ಸಿಗಲ್ಲ, ಎಲ್ಲ ಕಷ್ಟಪಟ್ರೇನೆ ಪ್ರತಿಫಲ ಅನ್ಕೊಂಡು ಪಾಸಿಟಿವ್ ಆಗಿ ತಗೊಂಡೆ. ಸೊ ನನ್ನ ಕೆರಿಯರ್ ಅಲ್ಲಿಂದನೆ ಶುರುವಾಗಿದ್ದು. ಯಾವುದು ಅಷ್ಟೇ ಸುಲಭವಾಗಿ ಹೋದ ತಕ್ಷಣನೇ ಏನು ಇಲ್ದನೆ ನಮಗೆ ಅಕ್ಸೆಪ್ಟ್ ಮಾಡ್ಕೋಬೇಕು, ಮೆಡಲ್ ಆಗ್ಬೇಕು ಅನ್ನೋದು ತುಂಬಾ ಕಷ್ಟ ಇರುತ್ತೆ. ಹಾರ್ಡ್ ವರ್ಕ್ ಮಾಡಿದ್ರೇನೆ ಪ್ರತಿಫಲ. ಸೊ ನನಗೆ ಅದು ಈವೆಂಟ್ ಆಡ್ತಿದೆ, ಎಲ್ಲರ ಜೊತೆನು ತುಂಬಾ ಚೆನ್ನಾಗಿತ್ತು, ಚೆನ್ನಾಗಿ ಆಟ ಆಡ್ತಾ ಇದ್ದೀವಿ, ಇನ್ನೂ ಚೆನ್ನಾಗಿ ರೆಪ್ರೆಸೆಂಟ್ ಮಾಡ್ಬೇಕು ಅನ್ನೋದು ತುಂಬಾ ಆಸೆ ಇತ್ತು ನನಗೆ ಅದ್ರಲ್ಲಿ.

ಎಲ್ಲರೂ ಗ್ರೂಪ್ ಇವೆಂಟ್ ನ್ಯಾಷನಲ್ ಸ್ಟೇಟ್ ಲೆವೆಲ್ ಎಲ್ಲ ಆಡ್ತಾ ಇದ್ದು ಇಂಟರ್ನ್ಯಾಷನಲ್ ಲೆವೆಲ್ ಹೋಗ್ಬೇಕಾಯ್ತು. ಆ ಸಂದರ್ಭಗಳಲ್ಲಿ ಸ್ವಲ್ಪ ಮನಸ್ಥಿತಿ, ಯಾಕಂದ್ರೆ ಎಲ್ಲದಕ್ಕೂ ಅಮೌಂಟ್ ಬೇಕಾಗಿತ್ತು ಸರ್. ಒಂದ್ ಇಂಟರ್ನ್ಯಾಷನಲ್ ಹೋಗ್ಬೇಕಂತ 3-4 ಲಕ್ಷ ಬೇಕು ನಮ್ಗೆ. ಕಡಿಮೆ ಅಂದ್ರೆ 3 ಲಕ್ಷ ಅಂತ ಅಂದ್ರು, ಇವಾಗ ಅಷ್ಟೊಂದ್ ಅಮೌಂಟ್ ಇರ್ಲಿಲ್ಲ. ಸೊ ನೋಡೋಣ ಅಂತ ಸ್ವಲ್ಪ ಅವಾಗ ಒಂದ್ ಸ್ವಲ್ಪ ಹೋಲ್ಡಿಂಗ್ ಆಯ್ತು. ಯಾಕಂದ್ರೆ ಒಬ್ರು ಕಟ್ಟಿದ್ರು ಆಗಲ್ಲ, ನಾವು 14 ಜನ ಪ್ಲೇಯರು ಕಟ್ಬೇಕು ಒಂದ್ ಇಂಟರ್ನ್ಯಾಷನಲ್. ಇಲ್ಲಿ ಏನಂತ ಅಂದ್ರೆ, ಈಗ ಕಟ್ಟು ಎಲ್ಲಾರು ಅಮೌಂಟ್ ಕಟ್ಟಿದ್ರೆ ಮಾತ್ರ ಹೋಗಕ್ಕಾಗತ್ತು. ಈಗ ಸೊ ಒಂದ್ 8 ಜನ ಕಟ್ಟು, 4 ಜನ ಕಟ್ಲಿಲ್ಲ ಅಂದ್ರೂ ಹೋಗಕ್ಕಾಗಲ್ಲ ಅದು, ಏನೇ ಶ್ರಮ ಇದ್ರುವೆ. ಅವಾಗ ಏನಂತ ಅನಿಸ್ತು ನನಗೆ, ಆ ಟೈಮಲ್ಲಿ ಇಷ್ಟು ಶ್ರಮ ಪಟ್ಟು ಇಷ್ಟೆಲ್ಲ ಎಫರ್ಟ್ ಹಾಕ್ತಿದ್ರು, ಎಲ್ಲರೂ ಸ್ಪಂದಿಸ್ಬೇಕು, ಸಿಂಗಲ್ ಇವೆಂಟ್ ಅಂತ ಕಷ್ಟನ ಸುಖನ ಏನಾದ್ರೂ ನೋಡೋಣ ಅನ್ನೋ ರೀತಿಲಿ ನಾನು ಅಥ್ಲೆಟಿಗೆ ಅವಾಗ ಒಂದ್ ಸ್ವಲ್ಪ ಮನಸ್ಸು ಮಾಡಿ ಏನಾದ್ರೂ ಒಂದ್ ಮಾಡ್ಬಹುದು, ಅವ್ರು ಹೇಳಿದ್ದು ಸರಿ ನಮ್ಮ ಸರ್ ಅನ್ನೋ ಮನಸ್ಥಿತಿಗೆ ಈ ಕಡೆ ಬಂದಿದ್ದು ಸರ್ ಆ ಟೈಮ್.

0: ಹಾಗಿದ್ರೆ ಮೇಡಮ್, ತಾವು ರಾಷ್ಟ್ರ ಮಟ್ಟದ ಕ್ರೀಡಾಕೂಟಗಳ ಭಾಗವಹಿಸುವಿಕೆ ಆಗಿರ್ಬೋದು, ಅಲ್ಲಿ ತಮಗೆ ಬಂದಂತಹ ಬಹುಮಾನ ಪದಕಗಳಾಗಿರ್ಬೋದು, ಅಲ್ಲಿ ಯಾವ್ಯಾವ ಅಥ್ಲೆಟಿಕ್ ಕ್ರೀಡೆಗಳಲ್ಲಿ ತಾವು ಭಾಗವಹಿಸ್ತಾ ಬಹುಮಾನಗಳನ್ನ ಪಡ್ಕೊಳ್ತಾ ಬಂದ್ರಿ?
1: ಹಾ ಸರ್, ನಂದು ಫಸ್ಟ್ ಟೈಮ್ ಇದ್ರ ನ್ಯಾಷನಲ್ ಲೆವೆಲ್ ಪಾರ್ಟಿಸಿಪೇಟ್ ಮಾಡಿದಾಗ ಇಲ್ಲಿ ಗೋಲ್ಡ್ ಆಯ್ತು. ಫಸ್ಟ್ ಟೈಮೇನೆ ಎಲ್ಲರ ಜೊತೆ ಸ್ವಲ್ಪ ಟ್ರೈನಿಂಗ್ ತಗೊಂಡು ಫಸ್ಟ್ ಕ್ಯಾಂಪ್ ಹಾಕಿದ್ರು, ಅದೆಲ್ಲ ತಗೊಂಡ್ ಮಾಡಿದಾಗ ವಾಲಿಬಾಲ್ ಅಲ್ಲೆಲ್ಲ ಒಂದು ಎರಡು ಸಿಲ್ವರ್ ಮತ್ತೆ ಎರಡು ಬ್ರಾಂಚ್ ಮೆಡಲ್ ಆಯ್ತು ಸರ್. ಅದಾದ್ಮೇಲೆ ಅಥ್ಲೆಟಿಕ್ ಶಿಫ್ಟ್ ಆದೆ. ನಾನು ಫಸ್ಟ್ ಟೈಮ್ ನನ್ನ ಓನ್ಸ್ ಅಂತಾನೆ ಯಾರ್ದು ಏನಿರ್ಲಿಲ್ಲ, ನಮ್ ಸರ್ ಹೇಳ್ಕೊಟ್ಟಿದ್ರು ರಾಘವೇಂದ್ರ ಸರ್, ಅವ್ರದೊಂದ್ ಸ್ವಲ್ಪ ಗೈಡೆನ್ಸ್ ತಗೊಂಡು ಸೆಲ್ಫ್ ಆಗಿ ಮಾಡಿ ಪ್ರಾಕ್ಟೀಸ್. ಗೋವಾದಲ್ಲಿ ಫಸ್ಟ್ ಟೈಮ್ ನ್ಯಾಷನಲ್ ಆಡಿದ್ದು, ಅಲ್ಲಿ ನನಗೆ ಗೋಲ್ಡ್ ಮೆಡಲ್ ಆಯ್ತು ಸರ್ ಅವಾಗ ಫಸ್ಟ್. ನಂತರ ಏನಾಯ್ತು, ಸ್ವಲ್ಪ ಎಫರ್ಟ್ ಹಾಕಿದ್ದಕ್ಕೆ ಇವನ್ ಸ್ವಲ್ಪ ಓಕೆ ಅನ್ಸಿದೆ, ಇನ್ನೊಂದ್ ಚೆನ್ನಾಗ್ ಮಾಡಿದ್ರೆ ಒಳ್ಳೆ ರೆಪ್ರೆಸೆಂಟ್ ಮಾಡ್ಬೋದು ಇಂಟರ್ನ್ಯಾಷನಲ್ ಲೆವೆಲ್ ಅಂತ ಅನ್ಬಿಟ್ಟು. ನೆಕ್ಸ್ಟ್ ಏನ್ ಮಾಡ್ದು, 2024 ಅಲ್ಲಿ ನನ್ನ ಟಿಜಿ ಪ್ರೊಫೆಷನಲ್ ಸ್ಟಾಪ್ ಮಾಡ್ಬಿಟ್ಟು ಅಥ್ಲೆಟಿಕ್ ಬಂದೆ ಸರ್. ಅವಾಗ ಬ್ಯಾಂಗ್ಳೂರಿಗೆ ಶಿಫ್ಟ್ ಆದೆ ನಾನು. ಬ್ಯಾಂಗ್ಳೂರ್ ಶಿಫ್ಟ್ ಆದ್ಮೇಲೆ ನಂದು ಒಳ್ಳೆ ಇಂಪ್ರೂವ್ಮೆಂಟ್ ಆಯ್ತು ಎವ್ರಿ ಇಯರ್, ಎಲ್ಲಾ ಕಡೆನೂ ಸರ್ ನಂದು ಗೋಲ್ಡ್ ಸಿಲ್ವರ್ ಬ್ರಾಂಚ್ ಎಲ್ಲಾ ಕಡೆನೂ ಆಗಿದೆ. ನಂದು ಶಾರ್ಟ್ ಪುಟ್ ಮತ್ತೆ ಡಿಸ್ಕಸ್ ಎರಡು ಈವೆಂಟ್ ಎಲ್ಲಾ ಕಡೆ ರೆಪ್ರೆಸೆಂಟ್, ಒಡಿಸಾ ಆಗಿರ್ಬೋದು, ಚೆನ್ನೈ ಆಗಿರ್ಬೋದು, ಗೋವಾ, ಎಲ್ಲಾ ರೆಪ್ರೆಸೆಂಟ್ ಮಾಡಿರೋ ಕಡೆನೂ ಪ್ರತಿಯೊಂದು ಕಡೆನೂ ಮೆಡಲ್ ಆಗಿದೆ. ಹಾಗೆ ಇಂಟರ್ನ್ಯಾಷನಲ್ ಅಲ್ಲಿ ದುಬೈಯಲ್ಲಿ ಬ್ರಾಂಚ್ ಮೆಡಲ್ ಆಯ್ತು, ನಮ್ಮ ಗ್ರ್ಯಾಂಡ್ ಫಿಕ್ಸ್ ಇಂಡಿಯಾ ಡೆಲ್ಲಿ ಆಯ್ತು, ಅಲ್ಲೂ ಗೋಲ್ಡ್ ಮೆಡಲ್ ಶಾರ್ಟ್ ಪುಟ್ ಮತ್ತೆ ಡಿಸ್ಕಸ್. ಇಲ್ಲಿ ಆಮೇಲಿಂದ 7th ಓಪನ್ ಇಂಟರ್ನ್ಯಾಷನಲ್ ಈವೆಂಟ್ ಆಯ್ತು, ಅದು ಸಹ ಸಿಲ್ವರ್ ಮೆಡಲ್ ಆಯ್ತು. ಪ್ರತಿಯೊಂದು ಈವೆಂಟ್ ಅಲ್ಲೂ ಸರ್ ಮೆಡಲ್ ಆಗಿದೆ, ತುಂಬಾ ಖುಷಿ ಆಗುತ್ತೆ. ಅಟ್ ಲೀಸ್ಟ್ ಪಾರ್ಟಿಸಿಪೇಟ್ ಮಾಡೋದೇ ತುಂಬಾ ಒಂದು ಖುಷಿ ಇರುತ್ತೆ, ಎಲ್ಲರಿಗೂ ಅವಕಾಶ ಸಿಗಲ್ಲ. ಅಂತದ್ರಲ್ಲಿ ನಾ ಪಾರ್ಟಿಸಿಪೇಟ್ ಮಾಡಿ ಏನೋ ಒಂದು ಮೆಡಲ್ ಬಂದಾಗ ನಮ್ದು ಅದೇ ಅಂತ ಏನು ಎಕ್ಸ್ಪೆಕ್ಟ್ ಮಾಡಕ್ಕಾಗಲ್ಲ, ಬಂದಿರೋದ್ರಲ್ಲಿ ತುಂಬಾ ಖುಷಿ ಇದೆ, ನಾನು ಬಂದಿದ್ಕೂ ಒಂದು ಸಾರ್ಥಕತೆ ಅಂತ ಅನ್ನಿಸ್ತು. ತುಂಬಾ ಪ್ರೌಡ್ ಮೂಮೆಂಟ್ ಇದೆ ಸರ್ ಅವಾಗ. ಇನ್ನು ಹೆಚ್ಚು ಹೆಚ್ಚು ಮಾಡ್ಬೇಕು, ಬರೋ ನೆಕ್ಸ್ಟ್ ಈವೆಂಟ್ಗಳಲ್ಲಿ ಇದಕ್ಕಿಂತ ಬೆಸ್ಟ್ ಮಾಡ್ಬೇಕು ಅನ್ನೋ ಮೈಂಡ್ ಸೆಟ್ ಇರುತ್ತೆ ಸರ್ ಅವಾಗ.
0: ಹಾಗೇನೆ ತಾವು ರಾಷ್ಟ್ರ ಮಟ್ಟದ ಕ್ರೀಡಾಕೂಟಗಳಲ್ಲಿ ಭಾಗವಹಿಸ್ತಾ ತದನಂತರ ಅಂತಾರಾಷ್ಟ್ರೀಯ ಮಟ್ಟದ ಕ್ರೀಡಾಕೂಟಗಳಲ್ಲೂ ಭಾಗವಹಿಸ್ತೀರಾ, ನಮ್ಮ ಭಾರತ ದೇಶವನ್ನು ಪ್ರತಿನಿಧಿಸ್ತೀರ. ಈ ನಿಟ್ಟಿನಲ್ಲಿ ಗಮನಿಸ್ತಂದ್ರೆ ತಾವು ಯಾವ್ಯಾವ ಅಂತಾರಾಷ್ಟ್ರೀಯ ಕ್ರೀಡಾಕೂಟಗಳಲ್ಲಿ ಭಾಗವಹಿಸಿದ್ರಿ, ಅಲ್ಲಿ ತಮ್ಮ ಅನುಭವ ಆಗಿರ್ಬೋದು, ದೇಶವನ್ನ ಪ್ರತಿನಿಧಿಸಿದಂತ ಒಂದು ಹೆಮ್ಮೆಯ ವಿಚಾರಗಳಾಗಿರ್ಬೋದು, ಇದ್ರ ಕುರಿತು ತಮ್ಮ ಅನುಭವನ ಹಂಚಿಕೊಳ್ಳಿ.
1: ಸರ್, ಇವಾಗ ಅಂತಾರಾಷ್ಟ್ರೀಯ ಮಟ್ಟ ಅಂತ ಅಂದಾಗ ತುಂಬಾ ಖುಷಿ ಆಗುತ್ತೆ, ಯಾಕಂತಂದ್ರೆ ಎಲ್ಲರಿಗೂ ಅವಕಾಶಗಳು ಸಿಗಲ್ಲ. ಸೊ ನಮಗೆ ಅವಕಾಶಗಳು ಸಿಕ್ಕೈತೆ, ಅದ್ ಬಳಸ್ಕೋಬೇಕಂದಾಗ ತುಂಬಾ ಖುಷಿ ಅನಿಸ್ತಿತ್ತು. ಸೊ ಹಾಗೇನೆ ಸೆಲ್ಫ್ ಆಗಿರೋದ್ರಿಂದ ಅಷ್ಟೇನೆ ಶ್ರಮ ಇರುತ್ತೆ ಅದು. ಹಾಗೆ ನನ್ನ ಕೋಚ್ ಬಂದು ಅಥ್ಲೆಟಿಕ್ ಕೋಚ್ SD ಇಶಾಂತ್ ಸರ್, ಅವರು ತುಂಬಾ ಚೆನ್ನಾಗಿ ನನಗೆ ಎಲ್ಲಾ ಪ್ರಾಕ್ಟೀಸ್ ಆಗ್ಲಿ ತಯಾರಿ ಆಗ್ಲಿ ಎಲ್ಲ ತುಂಬಾ ಚೆನ್ನಾಗಿ ಸಪೋರ್ಟ್ ಮಾಡ್ತಾ ಇದ್ರು. ಇಂಟರ್ನ್ಯಾಷನಲ್ ಹೋಗ್ಬೇಕಂದ್ರೆ ನಮ್ದು ಫಸ್ಟ್ ಮೇನ್ ಕ್ಲಾಸಿಫಿಕೇಶನ್ ಅನ್ನೋದು ಇರುತ್ತೆ ಸರ್, ನಮ್ದ್ರಲ್ಲಿ ನಾರ್ಮಲ್ ಏಬಲ್ ಬಾಡಿಗಳು ಇರುತ್ತಲ್ಲ ಆ ತರ ಇರಲ್ಲ, ನಮ್ದು ಕ್ಲಾಸಿಫಿಕೇಶನ್ ಇಸ್ ವೆರಿ ಇಂಪಾರ್ಟೆಂಟ್. ಒಬ್ಬರೊಬ್ರದ್ದು ಒಂದೊಂದ್ ರೀತಿ ವಿಭಾಗಗಳಿರುತ್ತೆ, ಒಬ್ಬರೊಬ್ರಿಗೆ ಒಂದೊಂದ್ ಕ್ಯಾಟಗರಿ ಇರುತ್ತೆ, ಅವ್ರದೇ ಆದ ವಿಭಾಗಗಳು ಅದನ್ನ ಮಾಡಿಸ್ಬೇಕು. ಆ ಟೈಮಲ್ಲಿ ನಂಗೆ ಸತ್ಯನಾರಾಯಣ ಸರ್ ಅಂತ ಅವರು ಒಂದ್ ಸ್ವಲ್ಪ ಹೆಲ್ಪ್ ಮಾಡಿದ್ರು. ಅದು ರೆಪ್ರೆಸೆಂಟ್ ಆದಾದ್ಮೇಲೆ ನಾವು ಇಂಟರ್ನ್ಯಾಷನಲ್ ಕ್ವಾಲಿಫೈ ಆಗೋದು ಸರ್. ಅದು ಕ್ಲಾಸಿಫಿಕೇಶನ್ ಇಲ್ಲ ಅಂದ್ರೆ ನಾವು ಯಾವುದೇ ಇಂಟರ್ನ್ಯಾಷನಲ್ ಪಾರ್ಟಿಸಿಪೇಟ್ ಮಾಡಕ್ಕಾಗಲ್ಲ. ಅದಾದ ನಂತರ ಮಾಡಿಸಾದ್ಮೇಲೆ ನೆಕ್ಸ್ಟ್ ಇಂಟರ್ನ್ಯಾಷನಲ್ ಲೆವೆಲ್ಗಳು ಎಲ್ಲೆಲ್ಲಿದೆ, ಹೇಗೆ ನೆಕ್ಸ್ಟ್ ಯಾವ ಇವೆಂಟ್ ಬರುತ್ತೆ, ನಮ್ಗೆ ರ್ಯಾಂಕಿಂಗ್ ಬೇಕು. ಒಂದಕ್ಕಿಂತ ಒಂದು ಬೆಟರ್ ಮಾಡಿದಾಗ ರ್ಯಾಂಕಿಂಗ್ ಬಂದ್ರೆ ನಮ್ದು ಯಾವುದೇ ಒಂದು ಸೆಲೆಕ್ಷನ್ಗೂ ನಮ್ಗೆ ಹೆಲ್ಪ್ ಆಗುತ್ತೆ. ಹಾಗಾಗಿ ತದನಂತರ ಏನ್ ಮಾಡ್ದು, ಎವ್ರಿ ಇಯರ್ ಎಲ್ಲಿ ಪಾರ್ಟಿಸಿಪೇಟ್ ಮಾಡ್ಬೇಕು ಹೇಗೆ ಅದನ್ನ ಸರ್ಚ್ ಮಾಡ್ತಾ ಅದ್ ಈವೆಂಟ್ ಹೋಗಿ ಒಂದು ಅಚೀವ್ಮೆಂಟ್ ಮಾಡಿದ್ವಿ ಸರ್.
0: ಹಾಗೆ ನೋಡಮ್, ಇತ್ತೀಚಿನ ಕೆಲವು ದಿನಗಳಲ್ಲಿ ತಾವು ಸ್ಕಾಟ್ಲೆಂಡ್ ನಲ್ಲಿ ನಡೆದಂತಹ ಕಾಮನ್ವೆಲ್ತ್ ಗೇಮ್ಸ್ ಶಾಟ್ಪುಟ್ ನಲ್ಲಿ ಕಂಚಿನ ಪದಕವನ್ನು ಪಡ್ಕೊಳ್ತೀರಾ. ಈ ಒಂದು ಕ್ರೀಡಾಕೂಟದ ಅನುಭವ ಆಗಿರ್ಬೋದು, ಅಲ್ಲಿನ ಒಂದು ತಮ್ಮ ಒಂದು ಯಶಸ್ಸಿನ ಕುರಿತು ತಮ್ಮ ಅನುಭವ.

0: ಹಂಚ್ಕೊಳ್ಳಿ.
1: ಫಸ್ಟ್ ಆಫ್ ಆಲ್ ಸೆಲೆಕ್ಟ್ ಆಗಿದ್ದೆ ತುಂಬಾ ಖುಷಿ ಇತ್ತು ಸರ್. ನಾಟ್ ಎ ಈಸಿ, ಒಂದು ಇಂಡಿಯಾ ರೆಪ್ರೆಸೆಂಟ್ ಮಾಡೋದು ಅಷ್ಟು ಸುಲಭ ಅಲ್ಲ. ಅಷ್ಟರಲ್ಲಿ ನಾವು ಈ ಶಾರ್ಟ್ ಪೀರಿಯಡ್ ಅಲ್ಲಿ ಅಥ್ಲೆಟಿಕ್ ಬಂದು ಈ ಶಾರ್ಟ್ ಪೀರಿಯಡ್ ಅಲ್ಲಿ ಒಂದು ಅಷ್ಟು ನಾ ಅನ್ಕೊಂಡಿದ್ದೆ ಎಕ್ಸ್ಪೆಕ್ಟ್ ಅನ್ನ ಒಂದು ಅಚೀವ್ ಮಾಡಿದೀವಿ ಅಂದಾಗ್ಲೇ ತುಂಬಾ ಖುಷಿ ಇತ್ತು. ಗ್ಲಾಸ್ಗೋಗ್ ಹೋದಾಗ ಅಂತೂ ಇನ್ನೂ ತುಂಬಾ ಖುಷಿ ಇತ್ತು. ಆ ಗ್ರೌಂಡ್ ಆಗಿರ್ಬೋದು, ಆ ಸ್ಟೇಡಿಯಂ ಆಗಿರ್ಬೋದು, ಅಲ್ಲಿ ನೋಡಿದಾಗಲೇ ಅಲ್ಲಿ ಏನೋ ಒಂದು ಸ್ಪರ್ಶತೆ. ಸೊ ನಾನು ಏನೋ ಮಾಡ್ತಿದ್ದೀನಿ, ನನ್ನ ದೇಶದಿಂದ ನಾನು ರೆಪ್ರೆಸೆಂಟ್ ಮಾಡೋಕ್ಕೋಸ್ಕರ ಬಂದಿದ್ದೀನಿ, ಏನಾದ್ರೂ ಅಚೀವ್ ಮಾಡಬೇಕು, ಏನಾದ್ರೂ ಒಂದು ಕೀರ್ತಿ ತರಬೇಕು. ಆಗಿನ ಟೈಮಲ್ಲಿ ನಾನು ಸೆಲೆಕ್ಟ್ ಆಗಿ ನಾನು ಹೋಗೋ ಟೈಮಲ್ಲಿ ಎಲ್ಲಾ ಕಡೆಯಿಂದನು ವಿಶಸ್ ಬಂತು. ನಮ್ಮ ಸರ್ಕಾರದಿಂದ ಆದ್ರ ನಮ್ಮ ಕ್ರೀಡಾ ಸಚಿವರಾದ ಪರಮೇಶ್ವರ್ ಸರ್ ವಿಶ್ ಮಾಡಿದ್ರು, ಹಾಗೆ ನಮ್ಮ MLA ಸರ್ ವಿಶ್ ಮಾಡಿದ್ರು. ಎಲ್ಲರೂ ಸಹ ಒಂದು ಊರುಗಳಲ್ಲಾಗಿರ್ಬೋದು, ಪ್ರತಿಯೊಬ್ರು ಯಾರು ಅಂತ ಹೇಳಕ್ಕಾಗಲ್ಲ ಸರ್. ನಮ್ಮ ಕರ್ನಾಟಕ ಜನತೆ, ಭಾರತ ಜನತೆ ಎಲ್ಲಾ ಕಡೆಯಿಂದನು ತುಂಬಾ ವಿಶಸ್ಗಳು ಬಂದಾಗ ನಮ್ಗೆ ತುಂಬಾ ಒಂಥರ ಪ್ರೌಡ್ ಮೂಮೆಂಟ್. ಏನೋ ಒಂದು ಏನೋ ಮಾಡಿದೀವಿ ಅನ್ನೋದಕ್ಕೆ ಇಷ್ಟೊಂದು ವರ್ಷ ಕೊಡ್ತಿದಾರಲ್ಲ, ನಮ್ಗೆ ಇಷ್ಟೊಂದು ಖುಷಿ ಪಡಿಸ್ತಿದಾರಲ್ಲ, ಏನಾದ್ರೂ ಒಂದ್ ಸಾಧನೆ ಮಾಡ್ಬೇಕು ಅನ್ನೋದು ಅವಾಗ ಇನ್ನೂ ಹೆಚ್ಚೆಚ್ಚು ಅನಿಸುತ್ತೆ ಹೊರತು ಇವ್ರು ಈ ಖುಷಿಗೆ ಇನ್ನೂ ಹೆಚ್ಚು ಮಾಡಿಸ್ಬೇಕು. ಆ ಖುಷಿ ಇರುತ್ತಲ್ಲ, ಅದನ್ನ ಹೇಳಕ್ಕೆ ಆಗಲ್ಲ ಸರ್, ವರ್ಣನೆ ಮಾಡಕ್ಕೆ. ಆ ಸಂತೋಷದಿಂದ ಏನಾದ್ರೂ ಒಂದ್ ಸಾಧನೆ ಮಾಡಿ ನನ್ನ ದೇಶಕ್ಕೆ ನನ್ನ ರಾಜ್ಯಕ್ಕೆ ಒಂದ್ ಹೆಸರು ತರಬೇಕು ಅನ್ನೋದು ತುಂಬಾ ಆಸೆ ಇತ್ತು. ಅದನ್ನ ನಾನು ಪೂರೈಸಿದ್ದೀನಿ ಅಂತ ಅನ್ಕೊಳ್ತೀನಿ ಸರ್.
0: ಮೇಡಮ್, ತಾವು ಕಾರ್ಯಕ್ರಮದ ಆರಂಭದಲ್ಲಿ ಹೇಳಿದಂಗೆ ತಮ್ಮ ಬಾಲ್ಯದಲ್ಲಿ ಒಂದು ಅಪಘಾತದಲ್ಲಿ ತಮ್ಮ ಒಂದು ಹೆಡಗಲನ್ನ ಕಳ್ಕೊಳ್ತೀರಾ, ತದನಂತರ ತಮ್ಮ ತಂದೆ ತಾಯಿ ಆಗಿರ್ಬೋದು ತಮ್ಮ ಕುಟುಂಬದವರು ತಮಗೆ ಈ ತರ ಅಂಗವೈಕಲ್ಯ ಇದೆ ಅನ್ನೋ ಒಂದು ಮನಸ್ಥಿತಿ ತಮಗೆ ಬರಬಾರ್ದು ಅನ್ನೋ ನಿಟ್ಟಿನಲ್ಲಿ ಒಂದು ಉತ್ತಮವಾದ ವಾತಾವರಣ ಸೃಷ್ಟಿಸಿ ತಮ್ಮ ಒಂದು ಶಿಕ್ಷಣಕ್ಕಾಗಿರ್ಬೋದು ಒಂದು ಕ್ರೀಡಾ ಕ್ಷೇತ್ರದ ಸಾಧನೆಗೆ ಸಹಕಾರವನ್ನು ಕೊಡ್ತಾ ಬಂದರು. ಆ ನಿಟ್ಟಿನಲ್ಲಿ ಈ ತಮ್ಮ ಕ್ರೀಡಾ ಯಶಸ್ಸಿನ ಪ್ರಶಂಸೆಗಳನ್ನು ಕಂಡಂತ ತಮ್ಮ ಪೋಷಕರಿಗಾಗಿರ್ಬೋದು ಕುಟುಂಬದವ್ರಿಗಾಗಿರ್ಬೋದು ಎಷ್ಟು ಖುಷಿ ಆಗ್ತಾ ಇದೆ ಮೇಡಮ್? ಈಗ
1: ನನ್ನ ಪೋಷಕರಾಗಿರ್ಬೋದು, ಅದಕ್ಕಿಂತ ಹೆಚ್ಚಾಗಿ ಈ ಕರ್ನಾಟಕ ಜನತೆ, ದೇಶದ ಜನತೆ ಅವ್ರ ಮನೆ ಮಗಳೆ ಮೆಡಲ್ ಮಾಡಿದ್ದಾಳೆ ಅಂತ ತುಂಬಾ ಖುಷಿ ಪಡ್ತಿದ್ದಾರೆ ಸರ್. ನಮ್ಮನೆಯಲ್ಲಿ ಒಬ್ರು ಪದಕ ಗೆದ್ಕೊ ಬಂದಿದ್ದಾರೆ ಅಂತ ಎಲ್ಲರೂ ಸಂಭ್ರಮ. ಆ ಖುಷಿನೇ ನೋಡಿ ನಮ್ಮ ಏನೇ ಒಂದು ಸ್ಟ್ರಗಲ್ ಇರ್ಬೋದು, ಏನೇ ಒಂದು ಹೇಳಕ್ಕಾಗಲ್ಲ, ಆ ಕಷ್ಟ ನೋವುಗಳೆಲ್ಲ ಮರೆಸ್ಬಿಡುತ್ತೆ. ಇಷ್ಟು ಸಂಭ್ರಮ ಸಡಗರ ಪಡ್ತಾ ಇದಾರಲ್ಲ, ನನಗೆ ಅದು ವರ್ಣನೆ ಮಾಡಕ್ಕೆ ಆಗ್ತಿಲ್ಲ. ಇನ್ನೂ ಹೆಚ್ಚು ಮಾಡ್ಬೇಕು, ಇವ್ರ ಖುಷಿಗೆ ಇನ್ನು ಬರುವಂತಹ ಈವೆಂಟ್ಗಳಲ್ಲಿ ಇನ್ನು ಮೆಡಲ್ ಮಾಡಿ ಇವ್ರ ಇನ್ನ ಖುಷಿನ ಹೆಚ್ಚಿಸ್ಬೇಕು, ಇವರ ಸಂತೋಷ ಹೀಗೇನೆ ಕಂಟಿನ್ಯೂ ಮಾಡ್ಬೇಕು, ಇವ್ರ ಪ್ರೀತಿ ನಾನು ಗಳಿಸ್ತಾನೆ ಇರ್ಬೇಕು, ಈ ಪ್ರೀತಿ ಯಾವಾಗ್ಲೂ ನಾನು ಇರೋವರೆಗೂ ಈ ಪ್ರೀತಿ ಪಡ್ಕೊಂಡೇ ಇರ್ಬೇಕು ಅನ್ನೋದು ತುಂಬಾ ಅನಿಸ್ತು ಸರ್ ಆ ಮೂಮೆಂಟ್ ನನಗೆ.
0: ಹಾಗಿದ್ರೆ ಮೇಡಮ್, ಇಷ್ಟು ವರ್ಷಗಳ ಕಾಲ ತಮ್ಮ ಒಂದು ಶಿಕ್ಷಣ ಆಗಿರ್ಬೋದು ತಮ್ಮ ವೃತ್ತಿ ಜೀವನ ಮತ್ತೆ ಕ್ರೀಡಾ ಕ್ಷೇತ್ರದಲ್ಲಿನ ತೊಡಗಿಸಿಕೊಳ್ಳುವಿಕೆ ಮತ್ತು ಯಶಸ್ಸಿನ ಅನುಭವ ಇದೆಲ್ಲ ಒಂದು ಕಡೆ ಆದರೆ ತಮ್ಮ ಮುಂದಿನ ಭವಿಷ್ಯದ ಗುರಿ ಏನು, ಆ ಗುರಿಯನ್ನು ಈಡೇರಿಸಿಕೊಳ್ಳುವ ನಿಟ್ಟಿನಲ್ಲಿ ಈಗಲೇ ಏನೆಲ್ಲ ಯೋಜನೆಗಳನ್ನ ರೂಪಿಸಿಕೊಂಡಿರಾ?
1: ಸರ್, ಮುಂದಿನ ಗುರಿ 2028 ಒಲಿಂಪಿಕ್ ಇದೆ ಸರ್. ಅದಕ್ಕೆ ಸ್ವಲ್ಪ ಪ್ರಿಪೇರ್ ಆಗ್ಬೇಕು, ಇವಾಗಿರೋ ಅಷ್ಟಕ್ಕಿಂತ ಸ್ವಲ್ಪ ಇನ್ನ ಹೆಚ್ಚಾಗಿ ಹಾರ್ಡ್ ವರ್ಕ್ ಮಾಡ್ಬೇಕು ನಾವು, ಸ್ವಲ್ಪ ಡೆಡಿಕೇಶನ್ ಆಗಿ ಇನ್ನೂ ಹೆಚ್ಚು, ಇವಾಗ ಇರೋದು ಇನ್ನೂ ಸಾಲಲ್ಲ, ಇನ್ನೂ ಹೆಚ್ಚು ಮಾಡಿ ಒಂದು ದೇಶವನ್ನ ರೆಪ್ರೆಸೆಂಟ್ ಮಾಡಿ ಅದ್ರಲ್ಲೂ ಒಂದ್ ಮೆಡಲ್ ಮಾಡ್ಬೇಕು ಅನ್ನೋದು ನಂದು ತುಂಬಾ ಹೇಮ್ ಇದೆ ಒಲಿಂಪಿಕ್ ಅಲ್ಲಿ. ಸೊ ಆ ಆಸೆನ ಫುಲ್ಫಿಲ್ ಮಾಡೋದು ಅನ್ನೋದೇ ಒಂದು ಗುರಿ ಸರ್.
0: ತಮ್ಮ ಮುಂದಿನ ಎಲ್ಲಾ ಭವಿಷ್ಯದ ಗುರಿಗಳಿಗೆ ಹಾಗೂ ಯೋಜನೆಗಳಿಗೆ ಶುಭವಾಗ್ಲಿ ಅಂತ ನಾವು ಕೂಡ ಆಶಿಸ್ತೀವಿ ಮೇಡಮ್.
1: ಓ ಥ್ಯಾಂಕ್ ಯು ಸರ್.
0: ಮೇಡಮ್, ಹಾಗೇನೆ ತಾವು ತಮ್ಮ ಒಂದು ಕಾಲಿನ ಅಂಗವೈಕಲ್ಯತೆ ಇದ್ದರೂ ಕೂಡ ಈ ಒಂದು ಕ್ರೀಡಾ ಕ್ಷೇತ್ರದಲ್ಲಿ ತೊಡಸ್ಕೊಳ್ತಾ ಒಂದು ಸಾಧನೆಯನ್ನು ಮಾಡ್ತಾ ಬರ್ತಾ ಇದ್ರೆ, ಆ ನಿಟ್ಟಿನಲ್ಲಿ ನೋಡ್ತು ಅಂದ್ರೆ ಈ ಸಾಮಾನ್ಯ ಅಥ್ಲೆಟಿಕ್ಗಳಿಗೂ ಅಥವಾ ತಮ್ಮ ಒಂದು ಈ ಪ್ಯಾರಾ ಅಥ್ಲೆಟಿಕ್ಗಳಿಗೂ ಒಂದು ಕ್ರೀಡಾ ಅಭ್ಯಾಸದಲ್ಲಾಗಿರ್ಬೋದು ಒಂದು ಕ್ರೀಡಾಕೂಟಗಳಲ್ಲಿ ಭಾಗವಹಿಸೋದಲ್ಲಾಗಿರ್ಬೋದು ಏನಾದರೂ ಸವಾಲುಗಳು ಎದುರಾಗಿದ್ದುಂಟೆ ಮೇಡಮ್, ಆ ಸವಾಲುಗಳನ್ನೆಲ್ಲ ಯಾವ ರೀತಿ ಬಗೆಹರಿಸ್ಕೊಂಡ್ರಿ ತಾವು?
1: ಸರ್, ಪ್ರತಿಯೊಬ್ಬರಿಗೂ ಒಂದು ಕೆಲವೊಂದು ನೋಡೋ ರೀತಿ ಇರುತ್ತೆ, ಕೆಲವು ನೋಡದೇ ಇರುತ್ತೆ. ಪ್ರತಿಯೊಬ್ಬರಿಗೂ ಒಂದೊಂದು ಏನಾದ್ರೂ ಒಂದು ಇದ್ದೇ ಇರುತ್ತೆ ಸರ್ ನೋವುಗಳು, ನಾವು ಇಲ್ಲ ಅಂತ ಹೇಳಕ್ಕಾಗಲ್ಲ. ಏನೇ ಇದ್ರೆ ಏನಂತ ಅಂದ್ರೆ ನಾವು ಅದನ್ನೇ ನೋವು ಅಂತ ಅನ್ಕೊಂಡಿದ್ರೆ ನಾವ್ ಏನು ಅಚೀವ್ಮೆಂಟ್ ಮಾಡಕ್ಕಾಗಲ್ಲ. ಅದು ಏನಿದ್ರು ನಾವು ಅದಕ್ಕಿಂತ ಮೆಟ್ಟಿ ನಿಲ್ತೀವಿ, ಏನಾದ್ರೂ ಒಂದು ಮಾಡ್ತೀವಿ ಅಂತ ನಮ್ಮಲ್ಲಿ ಸ್ವಾಭಿಮಾನ, ಒಂದು ಆತ್ಮಸ್ಥೈರ್ಯ ಅನ್ನೋದಿದ್ರೆ ಏನ್ ಬೇಕಂದ್ರು ನಾವು ಮಾಡ್ಬಹುದು. ಅದನ್ನೇ ಅನ್ಕೊಳಕ್ ಹೋದ್ರೆ ನಾವು ಒಂದು ಹೆಜ್ಜೆನೂ ಸಹ ಇಡಕ್ಕಾಗಲ್ಲ. ನನ್ಗೆ ಆಗಲ್ಲ ಅಂದ್ರೆ ಅದು ಆಗದೇ ಇಲ್ಲ, ನಾನು ಖಂಡಿತ ಆಗುತ್ತೇನೆ. ಪೇನ್ ಇದ್ರು ನಾನು ಮಾಡ್ತೀನಿ ಅಂದ್ರೆ ಖಂಡಿತ ಸಕ್ಸಸ್ಫುಲ್ ಇರುತ್ತೆ. ಆ ಕಾನ್ಫಿಡೆನ್ಸ್ ನಮ್ಮಲ್ಲಿ ಇರ್ಬೇಕು. ಯಾರಿಗೆ ಹೇಳ್ತಾರೆ ಏನ್ ಹೇಳ್ತಾರೆ ಅದನ್ನ ಕೇಳಕ್ಬಾರ್ದು. ನನ್ನ ಮನಸ್ಸಲ್ಲಿ ನಾನು ಏನ್ ಅನ್ಕೊಂಡಿದ್ದೀನಿ, ಫಸ್ಟ್ ಸೆಲ್ಫ್ ಕಾನ್ಫಿಡೆನ್ಸ್ ಅನ್ನೋದು ಇರ್ಬೇಕು. ನಾನು ಏನಾದ್ರೂ ಮಾಡ್ತೀನಿ, ನಾನು ಏನಾದ್ರೂ ಅಚೀವ್ ಮಾಡ್ತೀನಿ, ಸೊ ನಿನ್ನಲ್ಲಿ ಆಗುತ್ತೆ ಅಂದ್ರೆ ಖಂಡಿತ ಅದು ಹಾಗೆ ಆಗುತ್ತೆ. ನನಗೆ ಆಗಲ್ಲ ಅಂದ್ರೆ ಅದಾಗಲ್ಲ. ಎಲ್ಲರೂ ಅಷ್ಟೇ ಸರ್, ಹೋದ ತಕ್ಷಣ ಯಾವ್ದು ಆಗಲ್ಲ. ನಿಮ್ಮಲ್ಲಿ ಒಂದು ಛಲ, ಒಂದು ಆತ್ಮಸ್ಥೈರ್ಯ ನಾನು ಮಾಡ್ತೀನಿ ಅಂತ ಅಂದ್ರೆ ಯಾರು ಏನೇ ಆಗಿರ್ಬೋದು ಅದನ್ನ ಅಚೀವ್ ಮಾಡ್ಬೋದು. ಕಷ್ಟಗಳು ಸವಾಲುಗಳು ತುಂಬಾ ಬರುತ್ತೆ, ಫೈನಾನ್ಷಿಯಲ್ ಹೆಲ್ಪ್ ಬೇಕಾಗುತ್ತೆ, ಬೇರೆಯವ್ರ ಸಪೋರ್ಟ್ ಬೇಕಾಗುತ್ತೆ, ಎಲ್ಲ ಇದ್ರು ಸರ್. ಇವಾಗ ಬಂದಾದ್ಮೇಲೆ ಏನೇ ಆದ್ರೂ, ಇವಾಗ ಬಂದಿದೀವಿ ಈಗ ಅದಿಲ್ಲ ಅಂತ ಹಿಂಜರಿದ್ರೆ ನಾವೇನು ಮಾಡಕ್ ಆಗಲ್ಲ. ಯಾರಾದ್ರೂ ಸರ್ ಎಲ್ಲಿಂದಾನು ಯಾವ್ದೋ ಒಂದು ರೀತಿಲಿ ನಮಗೆ ಒಂದು ಮಾಡ್ತೀನಿ ಅಂದಾಗ ದೇವರ ಆಶೀರ್ವಾದ

0: ಯಾರೋ ಬೇರೆ ಕಡೆಯಿಂದನಾದ್ರೂ ಒಂದ್ ಹೆಲ್ಪ್ ಆಗಿ ಆಗುತ್ತೆ. ಅದನ್ನ ನಾವು ತಗೊಂಡು ನಾವು ಬರುವಂತ ಅವಕಾಶಗಳನ್ನ ಯಾವತ್ತು ಒಂದು ಕ್ಷಣನು ಸಹ ನಾವು ಮಿಸ್ ಮಾಡಬಾರ್ದು. ಖಂಡಿತ ನೀವೇನ್ ಅನ್ಕೊಂಡಿದ್ದೆ ಅದ್ ಗುರಿ ಮುಟ್ಟವರೆಗೂ ಬೇರೆ ಕಡೆ ಯಾವುದೇ ಒಂದು ಮನಸ್ಸನ್ನ ಕೊಡದೇನೆ ನಾವೇನ್ ಅನ್ಕೊಂಡಿದ್ದೀವಿ ಅದನ್ನ ಮಾಡೋವರೆಗೂ ನಮ್ಮ ಮನಸ್ಥಿತಿ ಒಂದೇ ಕಡೆ ಸೀಮಿತವಾಗಿದ್ರೆ ನಾವ್ ಏನ್ ಬೇಕಂದ್ರೂ ಅಚೀವ್ ಮಾಡಬಹುದು, ಗೆದ್ದು ಸಾಧಿಸಿ ತೋರಿಸಬಹುದು ಸರ್.
1: ಮೇಡಮ್, ಹಾಗೇನೆ ತಮ್ಮ ಒಂದು ಇಷ್ಟು ವರ್ಷಗಳ ಕ್ರೀಡಾ ಯಶಸ್ಸಿನ ಒಂದು ಸಾಧನೆಯ ಮೈಲಿಗಲ್ಲಿನಲ್ಲಿ ತಮಗೆ ಪ್ರತಿಯೊಬ್ಬರು ಕೂಡ ಪ್ರತಿಯೊಂದು ರೀತಿಯಲ್ಲಿ ಪ್ರತ್ಯಕ್ಷವಾಗಿ ಹಾಗೂ ಪರೋಕ್ಷವಾಗಿ ಸಹಕಾರವನ್ನು ಹಾಗೂ ಬೆಂಬಲವನ್ನು ಕೊಡ್ತಾ ಬಂದಿದ್ದಾರೆ. ಆ ನಿಟ್ಟಿನಲ್ಲಿ ತಮ್ಮ ಒಂದು ಈ ಕ್ರೀಡಾ ಯಶಸ್ಸಿನ ಸಾಧನೆಗೆ ಕಾರಣಕರ್ತರಾಗಿರುವಂತಹ ತಮ್ಮ ಒಂದು ಹಿತೈಷಿಗಳಿಗಾಗಿರ್ಬೋದು ಅಥವಾ ತಮ್ಮ ತಂದೆ ತಾಯಿ ಪೋಷಕರುಗಳಿಗಾಗಿರ್ಬೋದು, ಈ ಸಂದರ್ಭದಲ್ಲಿ ಯಾವ ರೀತಿಯಾದಂತಹ ಒಂದು ಕೃತಜ್ಞತೆಗಳನ್ನ ಸಲ್ಲಿಸೋದಕ್ಕೆ ಇಷ್ಟಪಡ್ತೀರಾ?
0: ಸರ್, ನನ್ಗೆ ಅವ್ರ ಕೃತಜ್ಞತೆ ನಾನ್ ಸಲ್ಲಿಸಕ್ಕೆ ಆಗಲ್ಲ. ನಾನ್ ಇರೋವರೆಗೂ ಅದು ಯಾವಾಗ್ಲೂ ನನ್ನ ಮನ್ಸಲ್ಲಿ ಇದ್ದೇ ಇರುತ್ತೆ. ಅದು ಹೇಳಿದ್ರೆ ಅದು ಮುಗಿಯಂತದ್ದಲ್ಲ ಸರ್. ಇದು ನಾಟ್ ಈಸಿ. ಅವರಲ್ಲಿ ನಾನೊಬ್ಳು, ಅವರಷ್ಟು ಪ್ರೀತಿ ವಿಶ್ವಾಸಗಳು ಕೊಟ್ಟಿದ್ದಾರೆ. ಪೇರೆಂಟ್ಸ್ ಯಾವಾಗ್ಲೂ ಇದ್ದೇ ಇರ್ತಾರೆ, ನನ್ನ ಕೋಚ್ಗಳಾದ್ರು ಅಷ್ಟೇ, ನಮ್ಮ ಗುರುಗಳು ಪ್ರತಿಯೊಬ್ರು ಸಹ ಒಂದಲ್ಲ ಒಂದು ರೀತಿಲಿ ನನ್ಗೆ ಅವರು ತುಂಬಾ ಸಹಾಯ ಮಾಡಿರೋದಕ್ಕೆ, ನಾನು ಒಂದು ಪ್ರೋತ್ಸಾಹ ನೀಡ್ತಿರೋದಕ್ಕೆ ನನ್ನ ಫ್ಯಾಮಿಲಿ ಆಗಿರ್ಬೋದು, ನನ್ನ ಕೋಚ್ ಗುರುಗಳಾಗಿರ್ಬೋದು, ಎಸ್ ಡಿ ಶಾಂತ್ ಸರ್, ರಾಘವೇಂದ್ರ ಸರ್, ಇವರೆಲ್ಲ ಒಂದು ಪ್ರೋತ್ಸಾಹ ಉತ್ಸಾಹ ಒಂದು ಮೋಟಿವೇಶನ್ ಇಂದನೆ ನಾವು ಈ ತರ ಅಚೀವ್ಮೆಂಟ್ ಮಾಡಕ್ಕಾಗಿರೋದು ಸರ್. ಅವರಿಗೆ ನಾನು ಎಷ್ಟು ಕೃತಜ್ಞತೆ ಹೇಳಿದ್ರು ಸಾಲದು, ಹೇಳಕ್ಕೂ ಆಗಲ್ಲ ಸರ್. ನಾನ್ ಇರೋವರೆಗೂ ಅವ್ರಿಗೆ ಯಾವಾಗ್ಲೂ ಚಿರಋಣಿ ಅಂತಾನೆ ಹೇಳ್ಬೋದು ಸರ್ ಈ ಸಂದರ್ಭದಲ್ಲಿ.
1: ಮೇಡಮ್, ಹಾಗೇನೆ ತಮ್ಮಂತೆನೆ ಈ ಒಂದು ಕ್ರೀಡಾ ಕ್ಷೇತ್ರದಲ್ಲಾಗಿರ್ಬೋದು ಅಥವಾ ತಮ್ಮ ಆಸಕ್ತಿ ಉಳ್ಳಂತ ಯಾವುದೇ ಒಂದು ಕ್ಷೇತ್ರದಲ್ಲಿ ತೊಡಗಿಸಿಕೊಂಡು ಸಾಧನೆಯನ್ನ ಮಾಡಬೇಕು ಅಂತ ಅನ್ಕೊಳ್ಳುವಂತ ಯುವ ಪೀಳಿಗೆಗೆ ತಮ್ಮ ಒಂದು ಅನುಭವದ ಪ್ರಕಾರ ಏನ್ ಸಲಹೆ ಕೊಡಕ್ಕೆ ಇಷ್ಟಪಡ್ತೀರಾ?
0: ನಾನ್ ಏನಂತಂದ್ರೆ ಸರ್, ಅವ್ರ ಏನ್ ಆಸೆ ಇರುತ್ತೆ ಅದನ್ನ ಫಸ್ಟ್ ನಿಮ್ ಮನ್ಸಲ್ಲಿ ನೀವ್ ಮಾಡ್ತೀನಿ ಅಂತ ಅನ್ನೋದಿದ್ರೆ ಏನು ಮಾಡೋದಿಲ್ಲ. ಅದಕ್ಕೇನ್ ಪ್ರಿಪೇರ್ ಆಗ್ಬೇಕು, ಅದಕ್ಕೇನ್ ಮಾಡ್ಬೇಕು, ಅದಕ್ಕೆ ನಮ್ಗೆ ಆದ್ಯತೆಗಳು ಏನ್ ಬೇಕು ಅದನ್ನ ಫಸ್ಟ್ ನಾವು ಥಿಂಕ್ ಮಾಡ್ಬೇಕು. ಅದರಿಂದ ಏನಾದ್ರೂ ಸಹಾಯ ಬೇಕಾಗುತ್ತಾ, ನಿಮ್ಮಲ್ಲಿ ಯಾರು ಗೊತ್ತಿದೆ ಅದ್ ಕೇಳೋದ್ರಲ್ಲಿ ಏನ್ ತಪ್ಪೇನಿಲ್ಲ. ನಾವ್ ಏನಾದ್ರೂ ಒಂದ್ ಮುಂದರಿಬೇಕು ಅಂತಂದ್ರೆ ಬೇರೆಯವ್ರ ಹತ್ರ ಸಹಾಯ ಇಲ್ದನೆ ನಾವೇ ಸೆಲ್ಫ್ ಆಗಂತೂ ಹೋಗಕ್ಕಾಗಲ್ಲ. ಎಲ್ಲರ ಸಹಾಯದಿಂದನೆ ಹೋಗ್ಬೇಕು. ನೀವು ಹೋಗ್ತೀನಿ ಅಂತ ಅಂದ್ರೆ ಯಾವುದೋ ಒಂದು ರೂಪದಲ್ಲಿ ನಿಮ್ಗೆ ಖಂಡಿತ ಯಾರಾದ್ರೂ ಹೆಲ್ಪ್ ಮಾಡ್ತಾರೆ. ನೀವ್ ಅಂದುಕೊಂಡದ್ನ ಯಾವತ್ತೂ ನನಗಾಗಲ್ಲ ಅಂತ ಅಂದನೆ, ನೀವು ಮಾಡ್ತೀನಿ ಅಂತ ಅಂದ್ರೆ ಖಂಡಿತ ಮಾಡಿ. ಒಂದಲ್ಲ ಒಂದು ದಿನ ಸ್ವಲ್ಪ ಟೈಮ್ ತಗೊಳುತ್ತೆ ಅನ್ನೋದು ಬಿಟ್ರೆ ನಿಮ್ಗೆ ಸಕ್ಸಸ್ ಅನ್ನೋದು ಸಿಗೇ ಸಿಗುತ್ತೆ. ನೀವು ಶ್ರಮಕ್ಕೆ ಪ್ರತಿಫಲ ಅಂತೂ ಖಂಡಿತ ಸಿಗೇ ಸಿಗುತ್ತೆ ಅಂತ ನಾನು ಈ ಸಂದರ್ಭದಲ್ಲಿ ಹೇಳಕ್ ಇಷ್ಟಪಡ್ತೀನಿ ಸರ್.
1: ಬಹಳ ಸಂತೋಷ ಮೇಡಮ್, ಇಷ್ಟೊತ್ತು ನಮ್ಮ ಯುವಚೇತನ ಕಾರ್ಯಕ್ರಮದಲ್ಲಿ ತಾವು ಭಾಗವಹಿಸಿ ತಮ್ಮ ಒಂದು ಅಂಗವೈಕಲ್ಯದ ಪರಿಸ್ಥಿತಿಯಲ್ಲೂ ಕೂಡ ತಮ್ಮ ಒಂದು ಕ್ರೀಡಾಸಕ್ತಿಯ ಮೇಲೆ ಶ್ರದ್ಧೆ ಹಾಗೂ ಪರಿಶ್ರಮದ ಮೂಲಕ ವಿವಿಧ ರೀತಿಯ ಕ್ರೀಡಾಕೂಟಗಳಲ್ಲಿ ತಾವು ಭಾಗವಹಿಸ್ತಾ ಬರ್ತಿರೋ ತಮ್ಮ ಅನುಭವ ಆಗಿರ್ಬೋದು, ಅಂಗವಿಕಲತೆಯನ್ನ ಒಂದು ವರವಾಗಿ ಪರಿಣಮಿಸಿಕೊಂಡು ತಮ್ಮ ಒಂದು ಕ್ರೀಡಾಸಕ್ತಿಯಿಂದ ವಿವಿಧ ರೀತಿಯ ಅಂತಾರಾಷ್ಟ್ರೀಯ ಮಟ್ಟದ ಕ್ರೀಡಾಕೂಟಗಳು, ರಾಷ್ಟ್ರ ಮಟ್ಟದ ಕ್ರೀಡಾಕೂಟಗಳಲ್ಲೆಲ್ಲ ಭಾಗವಹಿಸ್ತಾ ಅಥ್ಲೆಟಿಕ್ ಕ್ರೀಡೆಗಳಲ್ಲಿ ತಮ್ಮ ಒಂದು ಕ್ರೀಡಾ ಪ್ರತಿಭೆ ಮೂಲಕ ವಿವಿಧ ರೀತಿಯ ಬಹುಮಾನಗಳು ಹಾಗೂ ಪದಕಗಳನ್ನು ಗಳಿಸ್ಕೊಳ್ತಾ ಬರ್ತಿರೋ ಅನುಭವ ಆಗಿರ್ಬೋದು, ಇದರ ಹಿಂದಿನ ತಮ್ಮ ಪರಿಶ್ರಮ, ಇದಕ್ಕೆ ಸಿಗ್ತಿರೋಂಥ ಸಹಕಾರ ಬೆಂಬಲ ಆಗಿರ್ಬೋದು, ತಮ್ಮ ಮುಂದಿನ ಭವಿಷ್ಯದ ಗುರಿಗಳಾಗಿರ್ಬೋದು, ಯಾವುದೇ ಒಂದು ಕ್ಷೇತ್ರದಲ್ಲಿ ಸಾಧನೆ ಮಾಡಲು ಹೊರಟಂಥ ಸಂದರ್ಭದಲ್ಲಿ ಅಡೆತಡೆಗಳು ಎದುರಾದಂಥ ಸಂದರ್ಭದಲ್ಲಿ ಅದನ್ನು ನಿರ್ಲಕ್ಷಿಸಿ ನಮ್ಮ ಗುರಿಯೆಡೆಗೆ ಗಮನ ಇಟ್ಟು ನಮ್ಮ ಒಂದು ಕೆಲಸವನ್ನು ನಿರಂತರವಾಗಿ ಮಾಡ್ತಾ ಸಂದರ್ಭದಲ್ಲಿ ಯಾವ ರೀತಿಯ ಯಶಸ್ಸು ನಮಗೆ ಆ ಕ್ಷೇತ್ರದಲ್ಲಿ ಸಿಗುತ್ತೆ ಅನ್ನೋದು ಕುರಿತು ತುಂಬ ಸ್ಫೂರ್ತಿದಾಯಕ ವಿಚಾರಗಳನ್ನು ಒಳಗೊಂಡಂತೆ ತಮ್ಮ ಅನುಭವವನ್ನು ನಮ್ಮ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಹಂಚಿಕೊಂಡಿದ್ದಕ್ಕೆ, ನಮ್ಮ ಕೇಳುಗ ಯುವ ಪೀಳಿಗೆಯಲ್ಲಿ ಒಂದಷ್ಟು ಸ್ಫೂರ್ತಿಯನ್ನು ತುಂಬಿದ್ದಕ್ಕೆ ತಮಗೆ ತುಂಬು ಹೃದಯದ ಧನ್ಯವಾದಗಳನ್ನು ತಿಳಿಸೋದಕ್ಕೆ ಇಷ್ಟಪಡ್ತೀನಿ ಮೇಡಮ್.
0: ಥ್ಯಾಂಕ್ ಯು ಸರ್.
1: ತಮ್ಮ ಮುಂದಿನ ಭವಿಷ್ಯದ ಎಲ್ಲ ಗುರಿಗಳಿಗೆ ಶುಭವಾಗಲಿ, ಈ ಕ್ಷೇತ್ರದಲ್ಲಿ ತಮಗೆ ಇನ್ನಷ್ಟು ಉಜ್ವಲ ಯಶಸ್ಸು ಸಿಗಲಿ ಅಂತ ಆಶಿಸ್ತಾ ಇಲ್ಲಿಗೆ ಇವತ್ತಿನ ಕಾರ್ಯಕ್ರಮವನ್ನು ಮುಕ್ತಾಯ ಮಾಡ್ತಾ ಇದ್ದೀನಿ.
0: ಥ್ಯಾಂಕ್ ಯು ಸೋ ಮಚ್ ಸರ್. ನಮ್ಮಂತೆಯವರು ನೀವು ಕರೆದು ಮಾತಾಡ್ಸಿದೀರಾ, ನಮ್ಮನ್ನ ಕೇಳಿ ಇನ್ನೂ ಎಷ್ಟೋ ಜನ ಇನ್ಸ್ಪಿರೇಷನ್ ಆಗಿ ಅವರು ಸಹ ಒಂದು ಹೆಚ್ಚು ಹೆಚ್ಚು ಸಾಧನೆಗಳನ್ನ ಮಾಡ್ಲಿ ಅಂತ ನಾನು ಈ ಸಂದರ್ಭದಲ್ಲಿ ಹಾರೈಸ್ತೀನಿ ಸರ್.
1: ಪ್ರಿಯ ಕೇಳುಗರೆ, ಇದುವರೆಗೂ ನೀವು ಕೇಳ್ತಾ ಇದ್ರಿ ನಮ್ಮ ಯುವಚೇತನ ಕಾರ್ಯಕ್ರಮದಲ್ಲಿ ತಮ್ಮ ಅಂಗವೈಕಲ್ಯವನ್ನೇ ವರವಾಗಿ ಪರಿವರ್ತಿಸಿ ಕ್ರೀಡೆಯ ಮೇಲಿನ ಆಸಕ್ತಿಯಿಂದ ವಿವಿಧ ರೀತಿಯ ಕ್ರೀಡೆಗಳು ಹಾಗೂ ಅಥ್ಲೆಟಿಕ್ ಕ್ರೀಡೆಗಳಲ್ಲಿ ಭಾಗವಹಿಸುತ್ತಾ ರಾಷ್ಟ್ರಮಟ್ಟ ಹಾಗೂ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಬಹುಮಾನ ಹಾಗೂ ಪ್ರಶಸ್ತಿಗಳಿಗೆ ಭಾಜನರಾಗುತ್ತಾ ಬರುತ್ತಿರುವ ಮೂಲತಃ ಮೈಸೂರು ಜಿಲ್ಲೆಯ ಕೆ ಆರ್ ನಗರ ತಾಲೂಕಿನ ಕಂಚಗಾರಕೊಪ್ಪಲು ಗ್ರಾಮದ ಯುವ ಸಾಧಕಿಯಾದಂತಹ ಶಿಲ್ಪಾ ಕೆ ಎಸ್ ಅವರ ಜೊತೆಗಿನ ಸಂದರ್ಶನ ಕಾರ್ಯಕ್ರಮವನ್ನು ಕೇಳ್ತಾ ಇದ್ರಿ. ಇದಾಗಿತ್ತು ಇವತ್ತಿನ ನಮ್ಮ ಯುವಚೇತನ ಕಾರ್ಯಕ್ರಮ. ಮತ್ತೆ ಮತ್ತೊಂದು ಯುವಚೇತನ ಕಾರ್ಯಕ್ರಮದಲ್ಲಿ ಮತ್ತೊಬ್ಬ ಯುವ ಸಾಧಕರ ಅನುಭವದೊಂದಿಗೆ ತಮ್ಮನ್ನು ಮತ್ತೆ ಭೇಟಿಯಾಗ್ತೀನಿ. ಅಲ್ಲಿಯವರೆಗೂ ಕೇಳ್ತಾ ಇರಿ ಜನಧ್ವನಿ. ಇದು ನಿಮ್ಮ ನೆಚ್ಚಿನ ಹಾಗೂ ಮೈಸೂರಿನ ಮೊಟ್ಟ ಮೊದಲ ಸಮುದಾಯ ರೇಡಿಯೋ ಕೇಂದ್ರ 90.8 ಕಂಪನಾಂಕದಲ್ಲಿ ಸರಗೂರಿನಿಂದ ಪ್ರಸಾರವಾಗುತ್ತಿದೆ. ನಮಸ್ಕಾರ.

ಅಥ್ಲೆಟಿಕ್ ಕ್ರೀಡೆಯಲ್ಲಿನ ಸಾಧನೆಯ ಅನುಭವ ಕುರಿತು ಕೆಆರ್ ನಗರ ತಾಲೂಕಿನ ಕಂಚಗಾರಕೊಪ್ಪಲು ಗ್ರಾಮದ ಶಿಲ್ಪಾ ಕೆಎಸ್ ರವರ ಜೊತೆಗಿನ ವಿಶೇಷ ಸಂದರ್ಶನ ಕಾರ್ಯಕ್ರಮ ಬಿತ್ತರಗೊಂಡಿತು.

0: ನಿಮ್ಮ ಗ್ರಾಮ ಪಂಚಾಯಿತಿಯನ್ನು ಸಂಪರ್ಕಿಸಿ ಈ ಅಭಿಯಾನದಲ್ಲಿ ಭಾಗವಹಿಸಿ.
1: ಪ್ರಾಪಂಚಿಕ ಬದುಕಿನಲ್ಲಿ ಮಾನವನ ನಿಜವಾದ ಕರ್ತವ್ಯಗಳೇನು?
2: ಜೀವನದಲ್ಲಿ ಸಮಚಿತ್ತತೆಯನ್ನು ಬೆಳೆಸಿಕೊಳ್ಳಬೇಕಾದ ಬಗೆ ಹೇಗೆ?
1: ಸಮತೋಲನದ ಸಾಧನೆ ಬದುಕಿನಲ್ಲಿ ಸಾಧ್ಯವೇ
2: ಎಂಬೆಲ್ಲ ಪ್ರಶ್ನೆಗಳಿಗೆ ಭಗವದ್ಗೀತೆಯ ಮೂಲಕ ಶ್ರೀ ಕೃಷ್ಣನ ನುಡಿಗಳು ನಮಗೆ ಸಾರ್ಥಕತೆಯನ್ನು ನೀಡುತ್ತದೆ.
1: ಬನ್ನಿ, ಈ ಗೀತೆಯ ಸಾರವನ್ನು ತಿಳಿಯೋಣ.
2: ಶ್ರೀಮತಿ ನಾಗಶ್ರೀ ತ್ಯಾಗರಾಜರವರ ಧ್ವನಿಯಲ್ಲಿ ಗೀತ ಸುನಾದ ಕಾರ್ಯಕ್ರಮ
1: ತಪ್ಪದೆ ಕೇಳಿ ಪ್ರತಿದಿನ ಬೆಳಗ್ಗೆ 8:35.
2: ಮರುಪ್ರಸಾರ 6:30 ನಿಮಿಷಕ್ಕೆ ನಿಮ್ಮ ಜನಧ್ವನಿ ಬಾನುಲಿಯಲ್ಲಿ.

0: ಪ್ರಿಯ ಕೇಳುಗರೇ, ಇದುವರೆಗೂ ಗಾನಗಂಧರ್ವ ಕಾರ್ಯಕ್ರಮ ಬಿತ್ತರಗೊಂಡಿತು.
1: ನಮ್ಮ ನಿಲಯದಿಂದ ಇನ್ನು ಮುಂದೆ ನಿತ್ಯದ ಬದುಕಿಗೆ ಕಗ್ಗದ ಬೆಳಕು ಸಂಚಿಕೆ 124 ಕುರಿತು SVYM ಸಲಹೆಗಾರರು ಹಾಗೂ ವಿವೇಕಾನಂದ ಸ್ಮಾರಕ ಆಸ್ಪತ್ರೆಯ ಕೀಲು ಮತ್ತು ಮೂಳೆ ರೋಗ ತಜ್ಞರಾದ ಡಾಕ್ಟರ್ MR ಸೀತಾರಾಮ್ರವರು ನಡೆಸಿಕೊಡುವ ಕಾರ್ಯಕ್ರಮ ಪ್ರಸಾರವಾಗಲಿದೆ.
2: ದಿನನಿತ್ಯದ ಬದುಕಿನ ಸಮಸ್ಯೆ ಸಂದೇಹಗಳಿಗೆ
3: ಲೌಕಿಕ ಹಾಗೂ ಪಾರಮಾರ್ಥಿಕ ಸ್ತರಗಳಲ್ಲಿ ಉತ್ತರವನ್ನು ಕಂಡುಕೊಂಡು
2: ಅರ್ಥಪೂರ್ಣ ಸಾರ್ಥಕ ಜೀವನ ನಡೆಸಲು ನಮಗೆ ಇರುವ ಒಂದು ದಾರಿದೀಪ
3: DVJ ಮಂಕುತಿಮ್ಮನ ಕಗ್ಗ.
2: ಕನ್ನಡದ ಭಗವದ್ಗೀತೆಯೆಂದು ಪ್ರಸಿದ್ಧವಾದ ಈ ಜ್ಞಾನ ಭಂಡಾರದ ಅನಾವರಣವೇ
3: ನಿತ್ಯದ ಬದುಕಿಗೆ ಕಗ್ಗದ ಬೆಳಕು.
2: ತಪ್ಪದೇ ಕೇಳಿ ಪ್ರತಿದಿನ ಬೆಳಗ್ಗೆ 7:15 ನಿಮ್ಮ ಜನಧ್ವನಿ ಬಾನುಲಿಯಲ್ಲಿ.
4: ಆತ್ಮೀಯ ಶ್ರೋತೃಗಳಿಗೆ ನಮಸ್ಕಾರ, ಸುಪ್ರಭಾತ. DVJ ಮಂಕುತಿಮ್ಮನ ಕಗ್ಗದ ಅಧ್ಯಯನ ನಿತ್ಯದ ಬದುಕಿಗೆ ಕಗ್ಗದ ಬೆಳಕು ಈ ಕಾರ್ಯಕ್ರಮವನ್ನು ಇವತ್ತು ಮುಂದುವರ್ಸೋಣ.
5: ಬಾನಾಚೆಯಿಂ ವಿಶ್ವಸತ್ವ,
1: ಬಾನಾಚೆಯಿಂ ವಿಶ್ವಸತ್ವ,
5: ತಾನು ಇಳಿದು ಇಳೆಗೆ,
1: ತಾನು ಇಳಿದು ಇಳೆಗೆ,
5: ನಾನೆನ್ನುವ ಚೇತನದಿ,
1: ನಾನೆನ್ನುವ ಚೇತನದಿ,
5: ರೂಪಗೊಂಡಿಹುದೋ,
1: ರೂಪಗೊಂಡಿಹುದೋ,
5: ನಾನೆನ್ನುವ ಕೇಂದ್ರದಿನೆ,
1: ನಾನೆನ್ನುವ ಕೇಂದ್ರದಿನೆ,
5: ಹೊರಟ ಸತ್ವದ ಪರಿಧಿ,
1: ಹೊರಟ ಸತ್ವದ ಪರಿಧಿ,
5: ಬಾನಾಚೆ ಹಬ್ಬಿಹುದೋ ಮಂಕುತಿಮ್ಮ,
1: ಬಾನಾಚೆ ಹಬ್ಬಿಹುದೋ ಮಂಕುತಿಮ್ಮ.
4: ಕಳೆದ 2-3 ಮುಕ್ತಕಗಳಲ್ಲಿ ನಾವು ಕೇಂದ್ರ ಮತ್ತು ವೃತ್ತ ಈ ಎರಡನ್ನ ಕುರಿತು ಆಲೋಚನೆ ಮಾಡ್ತಾ ಇದ್ವಿ. ನಾನು ಅನ್ನುವಂಥದ್ದು ಕೇಂದ್ರವಾಗಿ ಇಡೀ ವಿಶ್ವವೇ ಅದರ ಪರಿಧಿಯಾಗಬಹುದು ಅನ್ನುವಂಥದ್ದು, ನಾನು ಎಲ್ಲಿದ್ದೀನೋ ಅದೇ ವಿಶ್ವದ ಕೇಂದ್ರ, ಈ ಅಂಶವನ್ನು ನಾವು ನೋಡಿದ್ವಿ. ಸೊ ಅಲ್ಲಿ ನನ್ನ ಮತ್ತು ವಿಶ್ವದ ಏಕಾತ್ಮತೆ ಅಥವಾ ತಾದಾತ್ಮ್ಯತೆಯನ್ನು ನಾವು ಅರ್ಥ ಮಾಡ್ಕೊಳ್ಳೋದಕ್ಕೆ ಪ್ರಯತ್ನ ಪಟ್ಟಿದ್ವಿ. ಈಗ ಇಲ್ಲಿ ಸ್ವಲ್ಪ ಮುಂದುವರಿತಾ, ನಾನು ಇಲ್ಲಿಗೆ ಹೇಗೆ ಬಂದೆ, ಎಲ್ಲಿ

ಎಲ್ಲಿಂದ ಬಂದೆ ಅನ್ನುವಂತ ಪ್ರಶ್ನೆಯನ್ನ ಬಿಜಿಯವರು ಎತ್ಕೊಳ್ತಾರೆ. ಪ್ರಪಂಚದಲ್ಲಿರುವಂತ ಎಲ್ಲ ನಾಗರಿಕತೆಗಳ ಮತಗಳ ದೃಷ್ಟಿಕೋನದಲ್ಲೂ ಕೂಡ ಅದರ ಅವುಗಳ ವಿಚಾರ ನಾವು ನೋಡಿದಾಗ ನಮಗೆ ಒಂದು ಗೊತ್ತಾಗುತ್ತೆ. ಎಲ್ಲರೂ ಕೂಡ ಹೇಳಿರುವಂಥದ್ದು ಏನು ಅಂದರೆ, ಇಲ್ಲಿ ಭೂಮಿ ಮೇಲೆ ನಾವಿದ್ದೀವಿ, ಭೂಮಿಯಲ್ಲದೆ ಬೇರೆ ಯಾವುದೋ ಒಂದು ಲೋಕ ಇದೆ, ಅಲ್ಲಿಗೂ ನಾವು ಹೋಗ್ತೀವಿ, ಕೆಲವು ಸರ್ತಿ ವಾಪಸ್ ಬರ್ತೀವಿ ಅಂತಾರೆ, ಕೆಲವರು ವಾಪಸ್ ಬರಲ್ಲ ಅಂತಾರೆ. ಸೊ ಭೂಮಿ ಮೇಲ್ಗಡೆ ಯಾವುದೋ ಒಂದಿದೆ, ಅದು ಸ್ವರ್ಗ, ಅದು ಚೆನ್ನಾಗಿರುತ್ತೆ, ಕೆಳಗಡೆ ಇರುತ್ತೆ ಅದು ಪಾತಾಳ, ಅದು ಚೆನ್ನಾಗಿರಲ್ಲ. ಒಟ್ಟಲ್ಲಿ ನಮ್ಮ ಭೂಮಿ ಮೇಲೆ ನಾವೆಲ್ಲ ಏನಿದ್ದೀವೋ, ಈ ಒಂದು ವಿಶ್ವ, ಈ ಒಂದು ಪ್ರಪಂಚ, ಈ ಒಂದು ಜೀವರಾಶಿ ಇದಲ್ಲದೆ ಬೇರೆ ಏನೋ ಒಂದಿದೆ, ಅಲ್ಲಿಂದ ಇಲ್ಲಿಗೆ ನಾವು ಬಂದಿದ್ದೀವೇನೋ, ನಮಗೂ ಬೇರೆದಕ್ಕೂ ಸಂಬಂಧ ಇದೆಯೇನೋ ಅನ್ನೋಂಥ ಪರಿಕಲ್ಪನೆ ಎಲ್ಲ ಮತಗಳಲ್ಲೂ ನಾವು ನೋಡ್ತೀವಿ. ನಮ್ಮಲ್ಲಿ ಪ್ರಸಿದ್ಧವಾದಂಥ ಭಗವದ್ಗೀತೆ ಒಂದು ಶ್ಲೋಕ ಬರುತ್ತೆ, ಊರ್ಧ್ವಮೂಲ ಮಧಶಾಖಂ ಅಂತ. ಅಂದರೆ ಮೂಲ ಇರುವಂಥದ್ದು ಮೇಲ್ಗಡೆ, ಕೆಳಗಡೆ ಕೊಂಬೆಗಳು ಬಿಟ್ಕೊಂಡು ಈ ಭೂಮಿಯಾಗಿದೆ, ಇಲ್ಲಿ ನಾವೆಲ್ಲ ಇದ್ದೀವಿ, ನಮ್ಮಲ್ಲಿ ನಾವು ಕರ್ಮಗಳನ್ನು ಮಾಡುವಂಥದ್ದು ಅದು ಚಿಗುರುಗಳು. ಸೊ ಹೀಗೆ ಅದೊಂದು ಸುಂದರವಾದಂಥ ಒಂದು ವರ್ಣನೆ, 15ನೇ ಅಧ್ಯಾಯದ ಒಂದು ಸುಂದರವಾದಂಥ ವರ್ಣನೆ. ಊರ್ಧ್ವ ಮೂಲಂ, ಅಲ್ಲೆಲ್ಲೋ ಮೇಲ್ಗಡೆ ಇದೆ, ಬೇರೆ ಏನೋ ಒಂದಿದೆ. ಹಾಗೆ ನಮ್ಮ ಪ್ರಸಿದ್ಧವಾದಂಥ ಪುರಂದರದಾಸರ ಒಂದು ರಚನೆ ಇದೆ, ಅಲ್ಲಿದೆ ನಮ್ಮನೆ ಇಲ್ಲಿರುವುದು ಸುಮ್ಮನೆ ಅಲ್ವಾ, ಪ್ರಸಿದ್ಧವಾದಂಥ ಹಾಡು, ನಾವೆಲ್ಲ ಅದನ್ನು ಕೇಳಿದ್ದೀವಿ. ಸೊ ಈ ಪರಿಕಲ್ಪನೆ ನಮಗೆ ಬಹಳ ಬಲವಾಗಿ ಬೇರೂರ್ಬಿಟ್ಟಿದೆ. ಸೊ ನಾನು ಹಾಗಾದರೆ ಎಲ್ಲಿಂದ ಬಂದೆ, ಭೂಮಿ ಮೇಲೆ ಇವಾಗಿದ್ದೀನಿ, ಭೂಮಿಯ ಹೊರಗಿನ ಯಾವುದೋ ಲೋಕದಿಂದ ನಾನು ಇಳೆಗೆ ಭೂಮಿಗೆ ಇಳಿದಿದ್ದೀನಾ, ಬೇರೆಲ್ಲಿಂದನೋ ನಾನು ಬಂದು ನಾನು ಅಂತ ಹೇಳ್ಕೊಳ್ಳೋಂಥ ಈ ದೇಹ ಏನಿದೆ, ಈ ದೇಹದ ಒಳಗೆ ಒಂದು ಚೈತನ್ಯ ಹೊಕ್ಕಂತೆ ಆಗಿ ಅದರಿಂದಾಗಿ ನಾನು ಮತ್ತು ನನ್ನ ಪ್ರಪಂಚ, ನಾನು ನೋಡುವಂಥ ಪ್ರಪಂಚ ಇವೆಲ್ಲವೂ ಕೂಡ ರೂಪುಗೊಂಡಿದೆಯಾ ಅನ್ನುವಂಥದ್ದು ಒಂದು ಒಂದು ಪ್ರಶ್ನೆಯ ಒಂದು ಭಾಗ. ಇದು ನಾವು ಈ ಪ್ರಶ್ನೆಯನ್ನು ಅನೇಕ ಹಂತದಲ್ಲಿ ಅನೇಕ ರೀತಿಯಲ್ಲಿ ನಾವು ಅನಲೈಸ್ ಮಾಡಿರ್ತೀವಿ. ಈಗ ಒಬ್ಬ ವಿಜ್ಞಾನಿಯನ್ನು ಕೇಳಿದರೆ, ನೀನು ಹೇಗಪ್ಪ ಬಂದೆ ಅಂತಂದರೆ, ನಿಮ್ಮ ತಂದೆ ತಾಯಿಯರ ಕೂಡುವಿಕೆಯಿಂದ ಅಲ್ಲಿ ಅಂಡಾಣು ಇತ್ತು, ಇನ್ನೊಂದಿತ್ತು, ಅದರಿಂದ ಅದೇನೋ ಆಯಿತು, ಬೆಳೀತಾ ಬಂದೆ. ಹಾಗೆ ಒಂದು ಗಿಡ ಎಲ್ಲಿಂದ ಬಂತಪ್ಪ ಅಂತಂದರೆ, ಅದರಲ್ಲಿ ಬೀಜ ಇತ್ತು, ಆ ಬೀಜ ಮೊಳಕೆ ಹೊಡೀತು, ಅದು ಆಚೆ ಬಂತು. ಸೊ ಹೀಗೆ ಬಯೋಲಾಜಿಕಲಿ ನೋಡಿದಾಗ ಒಂದು ಅರ್ಥವನ್ನು ನಾವು ನಮ್ಮ ಆದಿಗೆ, ನಾವೆಲ್ಲಿಂದ ಬಂದ್ವಿ ಅನ್ನೋದಕ್ಕೆ ನಾವು ಕೊಡ್ಬೋದು. ಸರಿ, ನಾನು ನಮ್ಮ ತಂದೆ ತಾಯಿಯರಿಂದ ಬಂದೆ ಅಂತ ನಾನು ಅರ್ಥ ಮಾಡ್ಕೊಳ್ಬಲ್ಲೆ. ಆದರೆ ಇದೇ ಪ್ರಶ್ನೆ ನಮ್ಮ ತಂದೆ ತಾಯಿಯರು ಕೇಳ್ಕೊಂಡಿರ್ತಾರಲ್ವಾ. ಸೊ ನಮ್ಮ ತಂದೆ ಎಲ್ಲಿಂದ ಬಂದರು ಅಂತ ಅವ್ರ ಪ್ರಶ್ನೆ ಕೇಳ್ಕೊಂಡ್ರೆ ಅವ್ರು ಪುನಃ ಅದನ್ನೇ ಹೇಳಬೇಕಾಗತ್ತೆ, ಅವ್ರ ತಂದೆ ತಾಯಿಯರಿಂದ ಬಂದರು. ಹಾಗೆ ಅವ್ರ ತಂದೆ ತಾಯಿ ಎಲ್ಲಿಂದ ಬಂದರು, ಅವರೆಲ್ಲಿಂದ ಬಂದರು, ಹೀಗೆ ನಾವು ಒಂದು ಚೈನ್ ಅದನ್ನು ಬೆಳೆಸ್ತಾ ಹೋದರೆ ಅದಕ್ಕೆ ಕೊನೆಯೇ ಇಲ್ಲ. ಸೊ ಕೊನೆಯಲ್ಲಿ ಯಾರೋ ಒಬ್ಬರು ಆದಿ ಅಂತ ಶುರುವಾಗಿರುತ್ತೆ, ಎಲ್ಲೋ ಒಂದು, ಎಲ್ಲದಕ್ಕೂ ಮೂಲ ಎಲ್ಲೋ ಒಂದಿದೆ ಅಂತ. ಅದನ್ನು ವಿಜ್ಞಾನದ ಮೂಲಕ ನಾವು ವಿವರಣೆಯನ್ನು ಕೊಟ್ಟು ಅದಕ್ಕೆ ಪುರಾವೆಯನ್ನು ಒದಗಿಸುವಂಥದ್ದು ಬಹಳ ಕಷ್ಟ. ಈಗ ಅನೇಕ ಪ್ರಯತ್ನಗಳು ನಡೀತಾ ಇದೆ, ಡಿ ಎನ್ ಎ ಅನಾಲಿಸಿಸ್ ಎಲ್ಲ ಮಾಡ್ತಾರೆ, ಹ್ಯೂಮನ್ ಜೀನೋಮ್ ಪ್ರಾಜೆಕ್ಟ್ ಅಂತ ಒಂದು ನಡೀತಾ ಇದೆ. ಸೊ ಅದು ಈ ಮೊದಲನೆಯ ಮಾನವ ಎಲ್ಲಿಂದ ಬಂದ, ಹೇಗೆ ಬಂದ ಅನ್ನೋದನ್ನೆಲ್ಲನೂ ಹುಡುಕೋದಂಥ ಪ್ರಯತ್ನ ನಡೀತಾ ಇದೆ. ಇದು ಭೌತಿಕವಾಗಿ ಅಥವಾ ವೈಜ್ಞಾನಿಕವಾಗಿ ಮಾಡುವಂಥ ವಿಶ್ಲೇಷಣೆಯಾದರೆ, ಇದನ್ನು ಆಧ್ಯಾತ್ಮಿಕವಾಗಿ ಕೂಡ ಅನೇಕ ತತ್ವಜ್ಞಾನಿಗಳು ಮಾಡಿದ್ದಾರೆ. ಪ್ರಸಿದ್ಧವಾಗಿ ನಮ್ಮ ಶಂಕರಾಚಾರ್ಯರು ತಮ್ಮ ಪ್ರಸಿದ್ಧವಾದಂಥ ಭಜಗೋವಿಂದಂ ಅಥವಾ ಮೋಹಮುದ್ಗರ ಅನ್ನುವಂಥ ರಚನೆಯಲ್ಲಿ ಒಂದು ಪ್ರಶ್ನೆಯನ್ನು ಕೇಳ್ತಾರೆ, ಕಸ್ತ್ವಂ ಕೋಹಂ ಕುತ ಆಯಾತಃ ಕಾಮೇ ಜನನಿ ಕೋಮೇ ತಾತಃ, ನಾನು ಯಾರು, ನಾನು ಎಲ್ಲಿಂದ ಬಂದೆ, ನಮ್ಮ ತಂದೆ ಯಾರು, ನಮ್ಮ ತಾಯಿ ಯಾರು. ಸೊ ಇಂತಹ ಮೂಲಭೂತ ಪ್ರಶ್ನೆಗಳನ್ನು ನೀನು ಕೇಳ್ಕೊ, ಆಧ್ಯಾತ್ಮಿಕವಾಗಿ ನೀನು ಅರ್ಥ ಮಾಡ್ಕೊಳ್ಳೋದಕ್ಕೆ ಪ್ರಯತ್ನ ಪಡಬೇಕು ಅನ್ನೋ ರೀತಿಯಲ್ಲಿ ಅದನ್ನು ವಿವರಿಸ್ತಾ, ಅದಕ್ಕೆ ಬೇರೆ ಬೇರೆ ಅವರ ರಚನೆಗಳಲ್ಲಿ ನಾವು ಹುಡುಕ್ತಾ ಹೋದಾಗ ಅದಕ್ಕೆ ಅವರು ಕಂಡುಕೊಂಡಂಥ ಉತ್ತರಗಳನ್ನು ಕೂಡ ನಮಗೆ ಅವರು ಕೊಡ್ತಾ ಹೋಗ್ತಾರೆ. ಸೊ ಹಾಗೆ ನಾವು ನೋಡುವಾಗ, ನಾನು ವೈಜ್ಞಾನಿಕವಾಗಿ ನೋಡಿದರೂ ಕೂಡ ನಾನು ನನ್ನ ತಂದೆ ತಾಯಿಯರಿಂದ ಬಂದೆ ಅನ್ನುವಂಥದ್ದು ಒಂದು ಅಪೂರ್ಣವಾದಂತಹ ಉತ್ತರ. ಯಾಕೆ, ಈ ಪ್ರಶ್ನೆಯನ್ನು ತಂದೆ ತಾಯಿಗೆ ಅನ್ವಯ ಮಾಡಿದಾಗ ಅದು ಹಾಗೆ ಬೆಳ್ಕೊಂಡು ಹೋಗ್ತಾ ಹೋಗುತ್ತೆ.
ಆಧ್ಯಾತ್ಮಿಕವಾಗಿ ನಾವು ಈ ಪ್ರಶ್ನೆ

0: ಎನ್ನು ಕೇಳಿದಾಗ ಕೂಡ ಅದಕ್ಕೆ ಸಮಂಜಸವಾದಂಥ ನನ್ನ ಮನಸ್ಸಿಗೆ ಸರಿ ಅಂತ ಅನಿಸೋಂಥ ಉತ್ತರ ಸಿಕ್ಕತ್ತಾ ಅಂತಂದರೆ ಅದು ಪ್ರಾಯಶಃ ಸಿಕ್ಕಲ್ಲ. ಒಬ್ಬೊಬ್ರಿಗೆ ಒಂದೊಂದು ರೀತಿಯಲ್ಲಿ ಕಾಣಿಸ್ತಾ ಹೋಗುತ್ತೆ. ಸೊ ಹಾಗಾಗಿ ನಾನು ಹೊರಗಡೆಯಿಂದ ಬಂದಿರಬಹುದೇನೋ ಅನ್ನೋದನ್ನು ಒಪ್ಕೋಬೇಕಾಗತ್ತೆ, ಇರಬಹುದೇನೋ ಗೊತ್ತಿಲ್ಲ ಅಂತ. ಅದು ಒಂದು ಪಾಸಿಬಿಲಿಟಿ. ಆದರೆ ಡಿ ವಿ ಜಿ ಅವರು ಇದೇ ಮುಕ್ತಕದಲ್ಲಿ ಅದನ್ನು ತಿರುಗಿಸಿ ಇನ್ನೊಂದು ಥರನೂ ಹೇಳ್ತಾರೆ. ಈಗ ನಾವು ಚಪಾತಿ ಮಾಡುವಾಗ ಒಂದು ಕಡೆ ಬೇಯಿತು ಅಂತಂದರೆ ಅದನ್ನು ತಿರುಗಿಸ್ತೀವಿ, ಇನ್ನೊಂದು ಕಡೆ ಬೇಯಲಿ ಅಂತ. ಸೊ ಹಾಗೆ ಇದನ್ನು ಉಲ್ಟಾ ಮಾಡಿ ಕೇಳ್ತಾರೆ, ಹೊರಗಡೆಯಿಂದ ಯಾವುದೋ ಒಂದು ಚೈತನ್ಯ ಈ ದೇಹದೊಳಗಡೆ ಬಂದ್ಬಿಟ್ಟು ನಾನು ಅಂತ ಅನ್ನಿಸ್ಕೊಳ್ತಾ ಇದೆ ಅಂತ ಒಂದಾದರೆ, ನಾನು ಅನ್ನೋಂಥ ಕೇಂದ್ರದಿಂದ ಒಂದು ಸತ್ವ ಹೊರಟು ಅದು ಇಡೀ ವಿಶ್ವವಾಗಿರಬಹುದಾ, ಎಲ್ಲ ಕಡೆ ಅದು ಹಬ್ಬಿರೋದಕ್ಕೆ ಸಾಧ್ಯವಾ? ಒಂದು ರೀತಿಲಿ ಗೂಗ್ಲಿ ಅಂತೀವಲ್ಲ, ಹಾಗೆ ನಾವು ಬಾಲ್ ಹಿಂಗೆ ತಿರುಗುತ್ತೆ ಅಂತ ಅಂದ್ಕೊಂಡ್ರೆ ಬಾಲ್ ಆ ಕಡೆ ತಿರುಗ್ಬಿಡುತ್ತೆ. ಸೊ ಈ ಥರ ತಿರುಗ್ಬಿಡ್ತಲ್ಲ ಅಂತಂದರೆ, ಇದು ನಾನು ಅನ್ನೋಂಥ ಕೇಂದ್ರದಿಂದ ಒಂದು ಸತ್ವ ಹೊರಡುತ್ತೆ, ಹೊರಗಡೆಗೆ ಹೋಗುತ್ತೆ ಅಂತಂದರೆ ಅದನ್ನು ಯಾವ ರೀತಿಯಲ್ಲಿ ಅಂತ ನಾವು ವಿಶ್ಲೇಷಣೆ ಮಾಡ್ಕೋಬೇಕು. ಭೌತಿಕವಾಗಿ ಅಂತಲೇ ನೋಡೋಣ. ಈಗ ನಮಗೆ ಬಹಳ ನೆನಪಾಗಿ ಉಳಿದಂಥ ಯಾವುದೋ ಒಂದು ಸಾಮೂಹಿಕ ಘಟನೆಯನ್ನು ಯೋಚನೆ ಮಾಡೋಣ. ನಾವು ಯಾವುದೋ ನಮ್ಮೂರಿನ ಜಾತ್ರೆಯನ್ನೋ, ನಮ್ಮ ದೇವಸ್ಥಾನದಲ್ಲಾದಂಥ ಪೂಜೆಯನ್ನೋ, ಅಥವಾ ಯಾರದೋ ಮದುವೆಯನ್ನೋ ನಾವು ಅಟೆಂಡ್ ಮಾಡಿದ್ದೀವಿ ಅಂತ ಅನ್ಕೊಳ್ಳೋಣ. ನಾವು ಆ ಮದುವೆಯನ್ನು ಮದುವೆ ಅಂತಲೇ ತಗೊಳ್ಳೋಣ, ಆ ಮದುವೆಯನ್ನು ನಾವು ಮತ್ತೆ ನೆನಪಿಸ್ಕೊಳ್ಳೋಣ ಅಂತ ಅಂದ್ಕೊಂಡು ಹೊರಟಾಗ ನಮಗೆ ಯಾವ ರೀತಿಯಲ್ಲಿ ಅದು ನೆನಪಾಗುತ್ತೆ? ಅದು ನೆನಪಾಗುವಂಥದ್ದು ಗಂಡು ಹೆಣ್ಣಿನ ದೃಷ್ಟಿಯಿಂದಾಗಲಿ, ಗಂಡು ಹೆಣ್ಣಿನ ತಂದೆ ತಾಯಿಯರ ದೃಷ್ಟಿಯಿಂದಾಗಲಿ ಅಲ್ಲ. ಅದು ನೆನಪಾಗೋದು ಆ ಮದುವೆಯಲ್ಲಿ, ಯಾರದ್ದೋ ಮದುವೆ, ಆ ಮದುವೆಯಲ್ಲಿ ನಾನು ಏನು ಅನುಭವಿಸಿದೆ ಅನ್ನೋದನ್ನೇ ಕೇಂದ್ರವಾಗಿರಿಸ್ಕೊಂಡು ನಾನು ಆ ಮದುವೆಯನ್ನು ನೋಡ್ತಾ ಇರ್ತೀನಿ. ಸೊ ಆವತ್ತು ಆ ಮದುವೆಯಲ್ಲಿ ಒಬ್ಬಟ್ಟು ಮಾಡಿದ್ರಪ್ಪ, ತುಂಬ ಚೆನ್ನಾಗಿತ್ತು ಅಂತ. ಯಾಕೆ? ನನಗದಿಷ್ಟ ಆಯಿತು. ಒಬ್ಬಟ್ಟು ಮಾಡಿದವ್ರು ಯಾರೋ, ಇನ್ಯಾರದ್ದೋ ಮದುವೆ ಯಾವುದೋ ಊರಲ್ಲಿ, ಬಟ್ ನಾನು ಹೋದಾಗ ನನಗೆ ಅಲ್ಲಿನ ಒಬ್ಬಟ್ಟು ಇಷ್ಟವಾದದ್ರಿಂದ ನನಗೆ ಆ ಕಾರ್ಯಕ್ರಮ ನೆನಪಿನಲ್ಲಿ ಉಳಿಯಿತು. ಸೊ ನಾವು ಇಡೀ ಜೀವನವನ್ನು ಮೆಲುಕು ಹಾಕ್ಕೊಂಡು ನೋಡುವಾಗ ನಮಗೆ ಗೊತ್ತಾಗುತ್ತೆ, ಇಡೀ ಜೀವನದ ಎಲ್ಲ ಘಟನೆಗಳನ್ನು ನಾನು ಅನ್ನೋಂಥ ಕೇಂದ್ರದಿಂದಲೇ ನೋಡಿರ್ತೀನಿ. ಅದಕ್ಕೆ ಹಿಂದಿನ ಮುಕ್ತಕದಲ್ಲೂ ಕೂಡ ಡಿ ವಿ ಜಿ ಅವರು ಹೇಳಿದ್ದು, ನಾನು ಅನ್ನೋಂಥದ್ದೇ ಕೇಂದ್ರ ವಿಶ್ವಕ್ಕೆ ಅಂತ. ಸೊ ಹಾಗೆ ನನ್ನ ಸತ್ವ ಪ್ರಪಂಚವನ್ನು ನಾನು ಕೇಂದ್ರಿತವಾಗಿ, ಸ್ವಾರ್ಥ ಕೇಂದ್ರಿತವಾಗಿಯೇ ನೋಡ್ತಾ ಇರುತ್ತೆ. ಸೊ ಹಾಗಾಗಿ ಯಾವುದೋ ಒಂದು ಘಟನೆ ಅದು ನನಗೆ ಯಾವ ರೀತಿಯಲ್ಲಿ ಅಫೆಕ್ಟ್ ಮಾಡುತ್ತೆ ಅನ್ನೋದರ ಆಧಾರದ ಮೇಲೆ ಅದನ್ನು ನಾನು ಒಳ್ಳೆಯದೋ ಕೆಟ್ಟದ್ದೋ ಅಂತೀನಿ, ಚೆನ್ನಾಗಿದೆಯೋ ಚೆನ್ನಾಗಿಲ್ವೋ ಅಂತೀನಿ, ಅಥವಾ ಏ ಏನಿಲ್ಲ ಬಿಟ್ಬಿಡು ಅಂತೀನಿ. ಯಾವುದೋ ಒಂದು ಊರಿನಲ್ಲಿ ಏನೋ ಒಂದು ದೊಡ್ಡ ಆಘಾತ ಆಯಿತು ಅಂತ ಅಂದ್ಕೊಳ್ಳೋಣ, ಪ್ರಕೃತಿ ವಿಕೋಪ, ಫ್ಲಡ್ಸ್ ಬಂತು, ನನಗದೇನು ಅಫೆಕ್ಟ್ ಆಗಿಲ್ಲ, ನಾನು ನೆಮ್ಮದಿಯಾಗಿ ನಮ್ಮೂರಲ್ಲಿ ಇದ್ದೀನಿ ಅಂತಂದರೆ ನನಗೆ ಅದರ ಯಾವ ದುಷ್ಪರಿಣಾಮವನ್ನು ನನಗೆ ಎದುರಿಸೋ ಪರಿಸ್ಥಿತಿ ಬರಲ್ಲ. ಹಾಗಾಗಿ ನನಗೆ ಅದರ ಅಫೆಕ್ಟೇ ಆಗೋದಿಲ್ಲ ನನಗೆ. ಯಾಕೆ? ನಾನು ನನ್ನ ಕೇಂದ್ರದಿಂದ ಅದನ್ನು ನೋಡ್ತಾ ಇರ್ತೀನಿ. ಸೊ ಹಾಗೆ ಯಾವಾಗ ಅದು ಬೆಳೀತಾ ಬೆಳೀತಾ, ಕಳೆದ ಸರ್ತಿ ನಾವು ನೋಡಿದಂಗೆ ನಮ್ಮ ವೃತ್ತವನ್ನು ನಾವು ದೊಡ್ಡದು ಮಾಡ್ಕೊಳ್ತಾ ಹೋಗ್ತೀವೋ, ಆಗ ಎಲ್ಲ ಘಟನೆಗಳು ನಮಗೆ ಹತ್ತಿರವಾಗ್ತಾ ಹೋಗುತ್ತೆ. ಪ್ರವಾಹದ್ದೇ ಉದಾಹರಣೆ ತಗೊಳ್ಳೋಣ. ನಾನಿರೋಂಥ ಊರಿನಲ್ಲಿ ಪ್ರವಾಹ ಆಗಿಲ್ಲ, ಆದರೆ ಪ್ರವಾಹವಾದ ಊರಿನಲ್ಲಿ ನನ್ನ ಹತ್ತಿರದವ್ರು ಯಾರೋ ಇದ್ದಾರೆ ಅಂತ ಅಂದ್ಕೊಳ್ಳೋಣ. ನಮ್ಮ ಸೋದರ ಮಾವನೋ ದೊಡ್ಡಪ್ಪನೋ ಚಿಕ್ಕಪ್ಪನೋ ಯಾರೋ ಇದ್ದಾರೆ ಅಂತ ಅಂದ್ಕೊಳ್ಳೋಣ. ಆಗ ಸಡನ್ಲಿ ಅದು ನನಗೆ ಬಹಳ ಹತ್ತಿರವಾಗ್ಬಿಡುತ್ತೆ. ಸೊ ಯಾವಾಗ ನನ್ನ ಒಂದು ಸತ್ವವನ್ನು ನಾನು ದೊಡ್ಡದು ಮಾಡ್ತಾ ಹೋಗ್ತೀನೋ, ಆಗ ವಿಶ್ವದ ಭಾಗದಲ್ಲಿ ನಾನು ನನ್ನದು ಅಂದ್ಕೊಳ್ಳೋಂಥ ಭಾಗ ದೊಡ್ಡದಾಗ್ತಾ ಹೋಗುತ್ತೆ. ಸೊ ಹಾಗೆ ನನ್ನ ಸತ್ವದಿಂದ ಹೊರಟಂಥ ಒಂದು ಚೈತನ್ಯ ಇಡೀ ವಿಶ್ವವನ್ನು ವ್ಯಾಪಿಸೋದಕ್ಕೆ ಸಾಧ್ಯ, ಬಾನಾಚೆಯೂ ಅದು ಹೋಗೋದಕ್ಕೆ ಸಾಧ್ಯ. ಅದು ಹೋಗಿ ದೊಡ್ಡದಾಗ್ತಾ ನಾನು ಮತ್ತು ವಿಶ್ವ ಇವೆರಡೂ ಒಂದೇ ಅನ್ನೋ ಹಂತಕ್ಕೆ ಮುಟ್ಟೋದಕ್ಕೆ ಸಾಧ್ಯ. ಸೊ ಆವಾಗೇನಾಯಿತು, ಎರಡೂ ಕಡೆ ಚಪಾತಿ ಬೇಯಿತು. ಹೊರಗಡೆಯಿಂದ ನಾನು ಬಂದರೂ ಒಂದೇ, ನನ್ನಿಂದ ಚೈತನ್ಯ ಹೊರಗಡೆ ಹೋದರೂ ಒಂದೇ. ಯಾಕೆ? ನಾನು ಮತ್ತೆ ವಿಶ್ವ ಎರಡರಲ್ಲೂ ಇರೋವಂಥ ಚೈತನ್ಯ ಒಂದೇ ಅನ್ನೋಂಥದ್ದನ್ನು ನಾವು ಅರ್ಥ ಮಾಡ್ಕೊಳ್ಬೇಕು.
1: ಕೇಳುಗರೆ, ಇದುವರೆಗೂ ನಿತ್ಯದ ಬದುಕಿಗೆ ಕಗ್ಗದ ಬೆಳಕು

ಕಾರ್ಯಕ್ರಮದಲ್ಲಿ ಸಂಚಿಕೆ 124 ಕುರಿತು SVYM ಸಲಹೆಗಾರರು ಹಾಗೂ ವಿವೇಕಾನಂದ ಸ್ಮಾರಕ ಆಸ್ಪತ್ರೆಯ ಕೀಲು ಮತ್ತು ಮೂಳೆ ರೋಗ ತಜ್ಞರಾದ ಡಾಕ್ಟರ್ MR ಸೀತಾರಾಮ್ ರವರು ನಡೆಸಿಕೊಟ್ಟ ಕಾರ್ಯಕ್ರಮವನ್ನು ಕೇಳಿದ್ರೆ ನಮ್ಮ ನಿಲಯದಿಂದ ಇನ್ನು ಮುಂದೆ ಜ್ಞಾನಸುಧಾ ಕಾರ್ಯಕ್ರಮದಲ್ಲಿ ಭಾಗವತ ಉದ್ಭವ ಗೀತೆ ಭೂಮಿಯ ಕ್ಷಮಾಗುಣ ಎಂಬ ವಿಷಯದ ಕುರಿತು ಶ್ರೀ ಪ್ರಕಾಶ್ ರವರು ಪ್ರಸ್ತುತಪಡಿಸುವ ಕಾರ್ಯಕ್ರಮ ಪ್ರಸಾರವಾಗಲಿದೆ.

ಪ್ರಿಯ ಜನಧ್ವನಿ ಕೇಳುಗರಿಗೆಲ್ಲ ನಮಸ್ಕಾರ. ಇದು ಜನಧ್ವನಿ ರೇಡಿಯೋ. ಇದು 90.8 ಕಂಪನಾಂಕದಲ್ಲಿ ಸರಗೋರಿನಿಂದ ಪ್ರಸಾರವಾಗುತ್ತಿದೆ. ನಾನು ನಿಮ್ಮ ಬಾನುಲಿ ಗೆಳೆಯ ಪ್ರಕಾಶ್ ಸರಗೋರು. ಎಂದಿನಂತೆ ತಮ್ಮೆಲ್ಲರಿಗೂ ಜ್ಞಾನಸುಧಾ ಕಾರ್ಯಕ್ರಮಕ್ಕೆ ಪ್ರೀತಿಪೂರ್ವಕ ಸ್ವಾಗತವನ್ನು ಕೋರುತ್ತಿದ್ದೇನೆ. ಪ್ರಿಯ ಕೇಳುಗರೇ, ಇಂದಿನ ನಮ್ಮ ಜ್ಞಾನಸುಧಾ ಕಾರ್ಯಕ್ರಮದಲ್ಲಿ ಭಾಗವತದ ಉದ್ಭವಗೀತೆ ಭೂಮಿಯ ಕ್ಷಮಾಗುಣ ಎಂಬ ವಿಷಯದ ಕುರಿತು ಮಾಹಿತಿಯನ್ನ ತಿಳಿದು ಬರೋಣ. ಶ್ರೀಮದ್ ಭಾಗವತದ ಉದ್ಭವ ಗೀತೆಯಲ್ಲಿ ಅವಧೂತ ದತ್ತಾತ್ರೇಯರು ತಮ್ಮ 24 ಗುರುಗಳಲ್ಲಿ ಮೊದಲನೆಯದಾಗಿ ಭೂಮಿಯನ್ನು ಹೆಸರಿಸುತ್ತಾರೆ. ಈ ವಿಶಾಲ ಸೃಷ್ಟಿಯ ಸಮಸ್ತ ಚರಾಚರ ವಸ್ತುಗಳಿಗೂ ಆಧಾರವಾಗಿರುವ ಭೂದೇವಿ ಮನುಷ್ಯನಿಗೆ ಕೇವಲ ವಾಸಸ್ಥಾನವಲ್ಲ, ಬದಲಿಗೆ ಜೀವನದ ಶ್ರೇಷ್ಠ ಮೌಲ್ಯಗಳಾದ ಕ್ಷಮೆ, ಸಹನೆ, ಸ್ಥೈರ್ಯ ಮತ್ತು ನಿಸ್ವಾರ್ಥ ಪರೋಪಕಾರವನ್ನು ಬೋಧಿಸುವ ಹಾದಿಗುರು. ಮಾನವ ತನ್ನ ಸ್ವಾರ್ಥಕ್ಕಾಗಿ ಭೂಮಿ ಮೇಲೆ ಎಸಗುವ ದೌರ್ಜನ್ಯಗಳು ಅಪಾರ. ಆತ ನೆಲೆ ಹಗೆಯುತ್ತಾನೆ, ನೇಗಿಲಿನಿಂದ ಸೀಳುತ್ತಾನೆ, ಗಣಿಗಾರಿಕೆಗಾಗಿ ಸ್ಫೋಟಿಸುತ್ತಾನೆ, ತ್ಯಾಜ್ಯ ಎಸೆದು ಮಲಿನಗೊಳಿಸುತ್ತಾನೆ. ಆದಾಗ್ಯೂ ಭೂದೇವಿ ಕೋಪಗೊಳ್ಳುವುದಿಲ್ಲ, ಪ್ರತಿಕಾರ ತೀರಿಸಿಕೊಳ್ಳುವುದಿಲ್ಲ. ಬದಲಿಗೆ ನೋಯಿಸಿದವನಿಗೆ ಅನ್ನ, ನೀರು, ಆಶ್ರಯ ಮತ್ತು ಫಲವತ್ತತೆ ನೀಡುತ್ತಾಳೆ. ದತ್ತಾತ್ರೇಯರು ಹೇಳುವಂತೆ ಜ್ಞಾನಿ ಅಥವಾ ಸಾಧಕ ಜನರ ನಿಂದನೆ, ಅಪಮಾನ, ದೈಹಿಕ ಅಥವಾ ಮಾನಸಿಕ ಹಿಂಸೆಗಳಿಗೆ ಒಳಗಾದಾಗ ಭೂಮಿಯಂತೆ ವರ್ತಿಸಬೇಕು. ಇತರರು ಅಜ್ಞಾನದಿಂದ ತನಗೆ ತೊಂದರೆ ಕೊಟ್ಟರೂ ತನ್ನ ಧರ್ಮ ಹಾಗೂ ಶಾಂತತೆಯಿಂದ ಚ್ಯುತನಾಗದೆ ಅವರೆಲ್ಲರನ್ನು ಕ್ಷಮಿಸುವ ಕ್ಷಮಾದಾತೃ ಗುಣವನ್ನು ರೂಢಿಸಿಕೊಳ್ಳಬೇಕು. ಕರ್ಮ ಪ್ರಭಾವದಿಂದ ಎದುರಾಗುವ ಆಘಾತಗಳಿಗೂ ಧೃತಿಗೆಡದೆ ಸ್ಥಿರವಾಗಿರುವುದೇ ಭೂಮಿಯಿಂದ ಕಲಿಯುವ ಮೊದಲ ಪಾಠ. ಪರ್ವತಗಳಿಂದ ದೃಢತೆಯ ಪಾಠ. ಭೂಮಿಯ ಅವಿಭಾಜ್ಯ ಅಂಗಗಳಾದ ಪರ್ವತಗಳು ಮತ್ತು ಬೆಟ್ಟಗಳು ಚಳಿಗಾಳಿ, ಸುಡುವ ಬಿಸಿಲು, ಭೀಕರ ಮಳೆ ಮತ್ತು ಬಿರುಗಾಳಿಗಳಿಗೆ ಎದೆಯೊಡ್ಡಿ ಅಚಲವಾಗಿ ನಿಲ್ಲುತ್ತವೆ. ಪ್ರಕೃತಿ ಯಾವುದೇ ವೈಪರೀತ್ಯ ಪರ್ವತದ ದೃಢತೆಯನ್ನು ಅಲ್ಲಾಡಿಸಲಾರವು. ಇದು ಮಾನವನ ಜೀವನಕ್ಕೆ ಅತ್ಯಂತ ಪ್ರಸ್ತುತವಾದ ಸಂದೇಶ. ಮನುಷ್ಯನ ಜೀವನದಲ್ಲಿ ಸುಖ ದುಃಖಗಳು, ಲಾಭ ನಷ್ಟಗಳು, ಮಾನ ಅವಮಾನಗಳು ನಿರಂತರವಾಗಿ ಬರುತ್ತಿರುತ್ತವೆ. ಪರ್ವತದಂತೆ ಮನಸ್ಸನ್ನು ಗಟ್ಟಿಗೊಳಿಸಿಕೊಂಡಾಗ ಮಾತ್ರ ಈ ತಂವಗಳಿಂದ ಪಾರಾಗಲು ಸಾಧ್ಯ. ತನ್ನ ದೈವಿಕ ಗುರಿ ಅಥವಾ ಧ್ಯೇಯದಿಂದ ವಿಚಲಿತನಾಗದೆ ಎಂತಹ ಕಷ್ಟದ ಪರಿಸ್ಥಿತಿಯಲ್ಲೂ ಕರ್ತವ್ಯ ನಿಷ್ಠನಾಗಿರುವುದನ್ನು ಪರ್ವತಗಳು ಕಲಿಸುತ್ತವೆ. ವೃಕ್ಷಗಳಿಂದ ನಿಸ್ವಾರ್ಥ ಪರೋಪಕಾರ. ಭೂಮಿಯ ಮಡಿಲಲ್ಲಿ ಬೆಳೆಯುವ ಮರಗಳು ಪರೋಪಕಾರಕ್ಕೆ ಜೀವಂತ ನಿದರ್ಶನ. ಮರವು ತಾನು ಬಿಸಿಲಿನಲ್ಲಿ ನಿಂತು ಇತರರಿಗೆ ನೆರಳು ನೀಡುತ್ತದೆ, ಕಲ್ಲೆಸೆದವರಿಗೂ ಸಿಹಿಯಾದ ಹಣ್ಣುಗಳನ್ನು ಉದುರಿಸುತ್ತದೆ. ತನ್ನ ಎಲೆ, ಹೂವು, ಕಾಯಿ, ತೊಗಟೆ, ಕಟ್ಟಿಗೆ ಹಾಗೂ ಪ್ರಾಣವಾಯುವನ್ನು ಯಾವುದೇ ಪ್ರತಿಫಲಾಪೇಕ್ಷೆ ಇಲ್ಲದೆ ಸಮಸ್ತ ಜೀವ ಸಂಕುಲಕ್ಕೆ ಸಮರ್ಪಿಸುತ್ತದೆ. ದತ್ತಾತ್ರೇಯರು ವೃಕ್ಷಗಳ ಗುಣವನ್ನು ಗಮನಿಸಿ ಮಾನವನ ಜೀವನದ ಸಾರ್ಥಕತೆ ಇರುವುದು ಪರಾರ್ಥದಲ್ಲಿ ಎಂದು ಬೋಧಿಸುತ್ತಾರೆ. ತನ್ನ ಸ್ವಂತ ಸುಖಕ್ಕಾಗಿ ಮಾತ್ರ ಬದುಕುವವನು ಮನುಷ್ಯನಲ್ಲ. ಇತರರ ಹಿತಕ್ಕಾಗಿ, ಸಮಾಜದ ಕಲ್ಯಾಣಕ್ಕಾಗಿ ತನ್ನ ಶಕ್ತಿ, ಸಂಪತ್ತು ಮತ್ತು ಜ್ಞಾನವನ್ನು ವಿನಿಯೋಗಿಸುವವನೇ ನಿಜವಾದ ಸಾಧಕ. ದೈನಂದಿನ ಜೀವನಕ್ಕೆ ಇದರ ಅನ್ವಯ. ಇಂದಿನ ಸ್ಪರ್ಧಾತ್ಮಕ ಮತ್ತು ಒತ್ತಡದ ಜಗತ್ತಿನಲ್ಲಿ ಮನುಷ್ಯನಲ್ಲಿ ಅಸಹನೆ, ಸಿಟ್ಟು ಹಾಗೂ ಸೇಡಿನ ಮನೋಭಾವ ಹೆಚ್ಚುತ್ತಿದೆ. ಸಣ್ಣ ಪುಟ್ಟ ಭಿನ್ನಾಭಿಪ್ರಾಯಗಳಿಗೂ ಸಂಬಂಧಗಳು ಮುರಿದು ಬೀಳುತ್ತಿವೆ. ಇಂತಹ ಸಮಯದಲ್ಲಿ ಭೂಮಿಯ ಕ್ಷಮಾಶೀಲತೆ, ಪರ್ವತದ ಧೃತಿ ಹಾಗೂ ವೃಕ್ಷಗಳ ತ್ಯಾಗ ಮನೋಭಾವ ಅತ್ಯಂತ ಅಗತ್ಯವಾದ ಮಾರ್ಗದರ್ಶಕಗಳಾಗಿವೆ. ಗುರುವನ್ನಾಗಿ ಸ್ವೀಕರಿಸುವುದೆಂದರೆ ಎಂತಹ ಕಷ್ಟದಲ್ಲೂ ತಾಳ್ಮೆ ಕಳೆದುಕೊಳ್ಳದಿರುವುದು.

ಅನ್ಯಾಯ ಮಾಡಿದವರಿಗೂ ಒಳ್ಳೆಯದನ್ನು ಬಯಸುವ ಕ್ಷಮ ಹೃದಯವನ್ನು ಬೆಳೆಸಿಕೊಳ್ಳುವುದು ಪ್ರಕೃತಿ ಮತ್ತು ಸಮಾಜಕ್ಕೆ ಸದಾ ಉಪಕಾರಿಯಾಗಿ ಬದುಕುವುದು. ಹೀಗೆ ಸಮಸ್ತ ವಿಶ್ವವನ್ನೇ ತನ್ನ ಗರ್ಭದಲ್ಲಿ ಹೊತ್ತು ಸಲಹುವ ಭೂಮಿಯು ಮಾನವನು ಅಹಂಕಾರವನ್ನು ತರೆದು ವಿನಮ್ರನಾಗಿಯೂ ಇತರರ ನೋವಿಗೆ ಮಿಡಿಯುವ ಪರೋಪಕಾರಿಯಾಗಿಯೂ ಬಾಳುವುದನ್ನು ಕಲಿಸುವ ಜ್ಞಾನದ ಅಕ್ಷಯ ಪಾತ್ರೆ. ಇಂತಹ ಭೂಮಿಯ ಮೇಲೆ ಬದುಕಿರುವ ನಾವು, ಜೀವನ ಮಾಡುತ್ತಿರುವ ನಾವು ಅದರ ಮಹತ್ವದ ಗುಣಗಳ ಒಂದು ಭಾಗವನ್ನಾದರೂ ನಮ್ಮ ಜೀವನದಲ್ಲಿ ಅಳವಡಿಸಿಕೊಳ್ಳೋಣ. ಕಲಿಯುವ ಮನಸ್ಸಿದ್ದರೆ ಸೃಷ್ಟಿ ನಮಗೆ ಸಾಕಷ್ಟು ಪಾಠಗಳನ್ನು ಪ್ರಕೃತಿಯ ಮೂಲಕ ಕಲಿಸುತ್ತಿರುತ್ತದೆ. ಭಾಗವತದ ಉದ್ಭವಗೀತೆ ಭೂಮಿಯ ಕ್ಷಮಾಗುಣ ಎಂಬ ವಿಷಯದ ಕುರಿತ ಜ್ಞಾನಸುಧಾ ಕಾರ್ಯಕ್ರಮ ಹಾಗೂ ಮತ್ತೊಂದು ಜ್ಞಾನಸುಧಾ ಕಾರ್ಯಕ್ರಮದಲ್ಲಿ ಮತ್ತೊಂದು ವಿಚಾರ ಜೊತೆ ಭೇಟಿಯಾಗ್ತೀನಿ. ಅಲ್ಲಿಯವರೆಗೆ ಕೇಳ್ತೇರಿ ಜನಧ್ವನಿ. ಇದು ನಿಮ್ಮ ನೆಚ್ಚಿನ ಹಾಗೂ ಮೈಸೂರಿನ ಮೊಟ್ಟ ಮೊದಲ ಸಮುದಾಯ ಬಾನುಲಿ ಕೇಂದ್ರ 90.8 ಕಂಪನಾಂಕದಲ್ಲಿ ಸರಗೂರಿನಿಂದ ಪ್ರಸಾರವಾಗುತ್ತಿದೆ. ನಮಸ್ಕಾರ.

0: ಕೇಳುಗರೆ, ಇದುವರೆಗೂ ಜ್ಞಾನಸುಧಾ ಕಾರ್ಯಕ್ರಮದಲ್ಲಿ ಭಾಗವತ ಉದ್ಭವ ಗೀತೆ ಭೂಮಿಯ ಕ್ಷಮಾಗುಣ ಎಂಬ ವಿಷಯದ ಕುರಿತು ಶ್ರೀ ಪ್ರಕಾಶ್ ರವರು ಪ್ರಸ್ತುತಪಡಿಸಿದ ಕಾರ್ಯಕ್ರಮವನ್ನು ಕೇಳಿದ್ರಿ.
1: ಪ್ರಾಪಂಚಿಕ ಬದುಕಿನಲ್ಲಿ ಮಾನವನ ನಿಜವಾದ ಕರ್ತವ್ಯಗಳೇನು?
2: ಜೀವನದಲ್ಲಿ ಸಮಚಿತ್ತತೆಯನ್ನು ಬೆಳೆಸಿಕೊಳ್ಳಬೇಕಾದ ಬಗೆ ಹೇಗೆ?
1: ಸಮತೋಲನದ ಸಾಧನೆ ಬದುಕಿನಲ್ಲಿ ಸಾಧ್ಯವೇ
2: ಎಂಬೆಲ್ಲ ಪ್ರಶ್ನೆಗಳಿಗೆ ಭಗವದ್ಗೀತೆಯ ಮೂಲಕ ಶ್ರೀ ಕೃಷ್ಣನ ನುಡಿಗಳು ನಮಗೆ ಸಾರ್ಥಕತೆಯನ್ನು ನೀಡುತ್ತದೆ.
1: ಬನ್ನಿ, ಈ ಗೀತೆಯ ಸಾರವನ್ನು ತಿಳಿಯೋಣ.
2: ಶ್ರೀಮತಿ ನಾಗಶ್ರೀ ತ್ಯಾಗರಾಜ್ರವರ ಧನಿಯಲ್ಲಿ ಗೀತ ಸುನಾದ ಕಾರ್ಯಕ್ರಮ
1: ತಪ್ಪದೆ ಕೇಳಿ. ಪ್ರತಿದಿನ ಬೆಳಗ್ಗೆ 8:35
2: ಮರುಪ್ರಸಾರ 6:30 ನಿಮ್ಮ ಜನಧ್ವನಿ ಬಾನುಲಿಯಲ್ಲಿ.
0: ನಮ್ಮ ನಿಲಯದಿಂದ ಇನ್ನು ಮುಂದೆ ಬನ್ನಿ ಇಂಗ್ಲಿಷ್ ಕಲಿಯೋಣ ಕಾರ್ಯಕ್ರಮದಲ್ಲಿ ದ್ವಿತೀಯ PUC ಇಂಗ್ಲಿಷ್ ಪಾಠ ಟು ದ ಫುಡ್ ಫ್ರಮ್ ಇಟ್ಸ್ ಚೈಲ್ಡ್ನ ಪರಿಚಯ ಕುರಿತು ಹುಣಸೂರು ಬಾಲಕಿಯರ ಪದವಿ ಪೂರ್ವ ಕಾಲೇಜು ಕರ್ನಾಟಕ ರಾಜ್ಯ ಉತ್ತಮ ಉಪನ್ಯಾಸಕ ಪ್ರಶಸ್ತಿ ವಿಜೇತರು ಆಂಗ್ಲ ಭಾಷಾ ಉಪನ್ಯಾಸಕರಾದ ಶ್ರೀಯುತ ಸದಾನಂದ ಆರ್ ರವರು ನಡೆಸಿಕೊಡುವ ಕಾರ್ಯಕ್ರಮ ಪ್ರಸಾರವಾಗಲಿದೆ.

0: ಹಣ ನನ್ನ ಹಕ್ಕು.
1: ಬನ್ನಿ ಇಂಗ್ಲಿಷ್ ಕಲಿಯೋಣ ತರಗತಿಗೆ ಸ್ವಾಗತ. ವೆಲ್ಕಮ್ ಟು ಲೆಟ್ಸ್ ಲರ್ನ್ ಇಂಗ್ಲಿಷ್. ಇಂದಿನ ಈ ತರಗತಿಯಲ್ಲಿ ದ್ವಿತೀಯ ಪಿಯು ಇಂಗ್ಲಿಷ್ ಟೆಕ್ಸ್ಟ್ ಬುಕ್ ನಲ್ಲಿ ಇರುವಂತಹ ಪಾಠ ಟು ದ ಫುಟ್ ಫ್ರಮ್ ಇಟ್ಸ್ ಚೈಲ್ಡ್ ಈ ಪದ್ಯವನ್ನ ನಾನು ವಿವರಿಸ್ತಾ ಇದ್ದೇನೆ. ಈ ಪದ್ಯವನ್ನ ಹೇಗೆ ಅರ್ಥ ಮಾಡಿಕೊಳ್ಳಬಹುದು, ಈ ಪದ್ಯವನ್ನ ಹೇಗೆ ಪರೀಕ್ಷೆನಲ್ಲಿ ಪ್ರಶ್ನೆಗಳಿಗೆ ಉತ್ತರವಾಗಿ ಬರೀಲಿಕ್ಕೆ ಸಿದ್ಧರಾಗಬಹುದು ಅನ್ನೋ ವಿಚಾರವನ್ನ ಈ ತರಗತಿಯಲ್ಲಿ ಚರ್ಚಿಸ್ತೇನೆ. ಈ ಪೊಯೆಟ್ರಿ ಅಂತ ಏನ್ ಹೇಳ್ತೇವೆ, ಕನ್ನಡದಲ್ಲಿ ಕಾವ್ಯ ಅಂತ ನಾವೇನ್ ಹೇಳ್ತೇವೆ, ಈ ಕಾವ್ಯ ಸಾಹಿತ್ಯದ ಬಹಳ ಮುಖ್ಯವಾದಂತಹ ಭಾಗ ಆಗಿರುತ್ತೆ. ಕಾವ್ಯ ಮನುಷ್ಯನ ಭಾವನೆಯನ್ನ, ಆ ಭಾವನೆಯ ತೀವ್ರತೆಯನ್ನ ಉದ್ದೀಪಿಸ್ತದೆ ಅಂತ ಹೇಳಿ ಒಂದು ಮಾತಿದೆ. ಪೊಯೆಟ್ರಿ ಆಲ್ವೇಸ್ ರೆಸೊನೇಟ್ಸ್ ವೆ

ಹ್ಯೂಮನ್ ಎಮೋಷನ್ಸ್ ಅಂತ. ಹ್ಯೂಮನ್ ಇಮೋಷನ್ಸ್ನ ಜೊತೆ ಪೊಯೆಟ್ರಿ ಯಾವಾಗಲೂ ಕೆಲಸ ಮಾಡುತ್ತೆ. ಪೊಯೆಟ್ರಿ ಆ ಮನುಷ್ಯನ ಭಾವನೆಗಳನ್ನು ಅರ್ಥ ಮಾಡಿಕೊಳ್ಳೋದಕ್ಕೆ ಸಹಾಯ ಮಾಡುತ್ತೆ. ಕವಿ ತಾನೊಬ್ಬ ಮನುಷ್ಯನಾಗಿ ಮತ್ತಷ್ಟು ಅನುಭವಗಳನ್ನು, ತನಗೆ ತೀವ್ರವಾಗಿ ಅನಿಸಿದಂಥ ಅನುಭವಗಳನ್ನು ಪದ್ಯದಲ್ಲಿ, ಕಾವ್ಯದಲ್ಲಿ ಒಂದಷ್ಟು ಚಿತ್ರಗಳ ಮೂಲಕ, ಇಮೇಜಸ್ ಅಂತ ಹೇಳ್ತೀವಿ, ಸಿಂಬಲ್ಸ್ ಅಂತಲೂ ಕೂಡ ಹೇಳ್ತೇವೆ, ಅವುಗಳ ಮೂಲಕ ಓದುಗರಿಗೆ ಕಟ್ಕೊಡುವಂತಹ ಒಂದು ಕೆಲಸವನ್ನು ಕವಿ ಯಾವಾಗಲೂ ಮಾಡ್ತಾರೆ. ಸೆಕೆಂಡ್ ಪಿ ಯು ಸಿ ಮಕ್ಕಳು, ಸೆಕೆಂಡ್ ಪಿ ಯು ಸಿ ಸ್ಟೂಡೆಂಟ್ಸ್ ಏನಿದ್ದಾರೆ, ನೀವು ರೋಮಿಯೋ ಆ್ಯಂಡ್ ಜೂಲಿಯೆಟ್, ಆನ್ ಚಿಲ್ಡ್ರನ್, ವೆನ್ ಯು ಆರ್ ಓಲ್ಡ್, ಈ ಪದ್ಯಗಳನ್ನು ಈಗಾಗಲೇ ತರಗತಿಯಲ್ಲಿ ಕಲ್ತಿರ್ತೀರಿ. ಪದ್ಯ ಅಂದ್ರೇನು, ಪೊಯೆಟ್ರಿ ಅಂದ್ರೇನು, ಅಥವಾ ಏನು ಪೊಯಮ್ ಅಂದರೆ ಏನು ಅನ್ನೋದು ನಿಮಗೆ ಅರ್ಥ ಆಗಿರುತ್ತೆ. ಪೊಯೆಟ್ರಿ ಅನ್ನೋದನ್ನು ಅರ್ಥ ಮಾಡ್ಕೊಳ್ಳೋದು ಯಾಕೆ ಮುಖ್ಯ ಅಂತ ಹೇಳಿದ್ರೆ, ಮನುಷ್ಯರಾಗಿ ನಾವೆಲ್ಲರೂ ಭಾವನೆಗಳನ್ನು ಮುಖ್ಯವಾಗಿ ನಮ್ಮ ಬದುಕಲ್ಲಿ ಇಟ್ಕೊಂಡಿರ್ತೇವೆ. ವಿ ಆಲ್ ಫೀಲ್ ಎವ್ರಿ ಮಿನಿಟ್ ಎವ್ರಿ ಡೇ. ನಾವು ಪ್ರತಿ ಕ್ಷಣ ಪ್ರತಿ ದಿನ ಹೇಗೆ ಯೋಚನೆ ಮಾಡ್ತೀವೋ, ಥಿಂಕ್ ಮಾಡ್ತೀವೋ, ಹಾಗೆ ಪ್ರತಿ ದಿನ ಪ್ರತಿ ಕ್ಷಣ ನಾವು ಅದನ್ನು ಫೀಲ್ ಮಾಡ್ತೇವೆ, ಬದುಕನ್ನು ಅನುಭವಿಸ್ತೇವೆ, ಬದುಕನ್ನು ಭಾವನಾತ್ಮಕವಾಗಿ ಒಳಗೊಳ್ತಿ ಓದ್ತಾ ಇರ್ತಾರೆ ಅಥವಾ ಅಧ್ಯಯನ ಮಾಡ್ತಾ ಇರ್ತಾರೆ. ಈಗ ಕರ್ನಾಟಕ ರಾಜ್ಯದ ಸೆಕೆಂಡ್ ಪಿ ಯು ಸಿ ವಿದ್ಯಾರ್ಥಿಗಳು ಟೆಕ್ಸ್ಟ್ ಬುಕ್ನಲ್ಲಿ ಇರೋ ಕಾರಣಕ್ಕೆ ಪ್ಯಾಬ್ಲೋ ನೆರೂಡಾ ಅವರ ಟು ದ ಫುಟ್ ಫ್ರಮ್ ಇಟ್ಸ್ ಚೈಲ್ಡ್ ಪದ್ಯವನ್ನು ಇವತ್ತು ಓದ್ತಾ ಇದ್ದೀವಿ. ಅದರಲ್ಲೂ ಜನಧ್ವನಿ ಸಮುದಾಯ ರೇಡಿಯೋ ಕೇಂದ್ರದ ಮೂಲಕ ನಾವು ಈ ಪದ್ಯದ ಬಗ್ಗೆ ಚರ್ಚೆ ಮಾಡ್ತಾ ಇದ್ದೀವಿ. ಸೊ ಹೀಗೆ ಜಗತ್ತಿನ ಬೇರೆ ಬೇರೆ ಭಾಗದಲ್ಲಿ ಬೇರೆ ಬೇರೆ ಹಂತದ ವಿದ್ಯಾರ್ಥಿಗಳು, ಕಲಿಯುವಂಥವರು, ಜನಸಾಮಾನ್ಯರು ಕೂಡ ನೆರೂಡಾನ ಪದ್ಯಗಳನ್ನು ಓದ್ತಾರೆ, ಓದ್ತಾ ಇರ್ತಾರೆ, ಮುಂದೆನೂ ಓದ್ತಾರೆ. ಈ ನೆರೂಡಾ ಬಹಳ ಜನಪ್ರಿಯವಾದಂತಹ ಕವಿಗಳಲ್ಲಿ ಒಬ್ಬರು. ಇವರು ಬದುಕನ್ನು ತಾವು ಕಂಡು ಅನುಭವಿಸಿದ ಬದುಕನ್ನು ಸ್ವಲ್ಪ ಮಟ್ಟಿನ ಸಂಕೀರ್ಣತೆಯನ್ನು ಇರುವಂತಹ ಪದ್ಯಗಳ ಮೂಲಕ ವ್ಯಕ್ತಪಡಿಸ್ತಾರೆ. ಈ ಪದ್ಯ ಟು ದ ಫುಟ್ ಫ್ರಮ್ ಇಟ್ಸ್ ಚೈಲ್ಡ್ ಅನ್ನುವಂಥ ಪದ್ಯ ಮೇಲ್ನೋಟಕ್ಕೆ ಸಂಕೀರ್ಣವಾಗಿದೆ ಅಂತ ಅನಿಸುತ್ತೆ. ಆದರೆ ನೀವೊಂದೆರಡು ಮಾರಿ ಕೂತ್ಕೊಂಡು ಓದಿದ್ರೆ ನಿಮಗೆ ಈ ಪದ್ಯ ತುಂಬ ಚೆನ್ನಾಗಿ ಅರ್ಥ ಆಗತ್ತೆ. ಹಾಗೆ ಈ ಪದ್ಯದ ಪಠ್ಯಪುಸ್ತಕದಲ್ಲಿ ಈ ಪದ್ಯದೊಟ್ಟಿಗೆ ಕನ್ನಡದ ಅನುವಾದವನ್ನು ಕೂಡ ಮುದ್ರಿಸಿದ್ದಾರೆ. ಕನ್ನಡದ ಅನುವಾದವನ್ನು ಜಾನ ತೇಜಶ್ರೀ ಅನ್ನೋರು ಮಾಡಿರ್ತಾರೆ. ತುಂಬ ಉತ್ತಮವಾದಂತಹ ಅನುವಾದ ಇದು. ಹಾಗಾಗಿ ಟು ದ ಫುಟ್ ಫ್ರಮ್ ಇಟ್ಸ್ ಚೈಲ್ಡ್ ಪದ್ಯವನ್ನು ಆ ಕನ್ನಡದ ಅನುವಾದವನ್ನು ಓದೋದ್ರ ಮೂಲಕ ಅರ್ಥ ಮಾಡ್ಕೊಳ್ಳೋದಕ್ಕೆ ಪ್ರಯತ್ನ ಪಡೋದು ತುಂಬ ಒಳ್ಳೆಯದು. ಈ ಟು ದ ಫುಟ್ ಫ್ರಮ್ ಇಟ್ಸ್ ಚೈಲ್ಡ್ ಅನ್ನುವಂಥ ಪದ್ಯದ ಶೀರ್ಷಿಕೆಯನ್ನು ಪಾದದ ಮಗು ಪಾದಕ್ಕೆ ಹೇಳಿದ್ದು ಅಂತ ಹೇಳಿ ಕನ್ನಡದಲ್ಲಿ ಕೊಟ್ಟಿದ್ದಾರೆ. ಪುಟ್ಟ ಮಗುವಿನ ಪಾದಗಳಿಗೆ ಅರಿವಿಲ್ಲ, ಇನ್ನೂ ತಾನು ಪಾದಗಳೆಂದು ಬಯಸುತ್ತವೆ ಅವು ಚಿಟ್ಟೆಯೋ ಸೇಬು ಹಣ್ಣೋ ಆಗಲೆಂದು. ಪುಟ್ಟ ಮಗುವಿನ ಪಾದಗಳಿಗೆ ಅರಿವಿಲ್ಲ, ಇನ್ನೂ ತಾನು ಪಾದಗಳೆಂದು ಬಯಸುತ್ತವೆ ಅವು ಚಿಟ್ಟೆಯೋ ಸೇಬು ಹಣ್ಣೋ ಆಗಲೆಂದು. ನೋಡಿ ಇಲ್ಲಿ ಇಂಗ್ಲಿಷ್ನ ಸಾಲುಗಳನ್ನು ನೀವು ನೋಡಿದ್ರೆ, ದ ಚೈಲ್ಡ್ಸ್ ಫುಟ್ ಈಸ್ ನಾಟ್ ಯೆಟ್ ಅವೇರ್ ಇಟ್ಸ್ ಎ ಫುಟ್ ಆ್ಯಂಡ್ ವುಡ್ ಲೈಕ್ ಟು ಬಿ ಎ ಬಟರ್ಫ್ಲೈ ಆರ್ ಎನ್ ಆ್ಯಪಲ್. ಆ ಮಗುವಿನ ಪಾದ ಕನಸು ಕಾಣ್ತಾ ಇದೆಯಂತೆ, ತಾನೊಂದು ಚಿಟ್ಟೆ ಆಗಬೇಕು ಅಥವಾ ನಾನೊಂದು ಸೇಬು ಆಗಬೇಕು ಅಂಥೇಳಿ. ಹೀಗೆ ಕನಸನ್ನು ಕಾಣಬೇಕಾದ್ರೆ ತನಗೆ ಇನ್ನೂ ಗೊತ್ತಿಲ್ಲ ತಾನು ಪಾದ ಅಂತ ಹೇಳಿ, ಆದರೆ ತಾನೊಂದು ಚಿಟ್ಟೆ ಆಗಬೇಕು, ಸೇಬಾಗಬೇಕು ಅಂತ ಕನಸು ಕಾಣ್ತಾ ಇರುತ್ತೆ. ಆದರೆ ದಿನ ಕಳೆದಂತೆ ಕಲ್ಲುಗಳು, ಗಾಜಿನ ಚೂರುಗಳು, ಹಾದಿ ಬೀದಿಗಳು, ಮೆಟ್ಟಿಲುಗಳು, ಗಟ್ಟಿ ನೆಲದ ಕಾಲು ದಾರಿಗಳು ಕಲಿಸುತ್ತವೆ ಆ ಪಾದಗಳಿಗೆ ಪಾಠವನ್ನು ಅದು ಹಾರಲಾರದೆಂದು. ಕೊಂಬೆಯ ಮೇಲೆ ಮಾಗಿ ಹಿರಿಯುವ ಹಣ್ಣಾಗಲಾರದೆಂದು. ಆಮೇಲೆ ಆ ಪಾದಗಳು ಸೋಲುತ್ತವೆ, ಬೀಳುತ್ತವೆ ಕದನದಲ್ಲಿ, ಆಜೀವ ಪರ್ಯಂತ ಬೂಟಿನಲ್ಲಿ ಕೈದಿಯಾಗುತ್ತವೆ. ಬಟ್ ಇನ್ ಟೈಮ್ ಸ್ಟೋನ್ಸ್ ಅಂಡ್ ಬಿಟ್ಸ್ ಆಫ್ ಗ್ಲಾಸ್, ಸ್ಟ್ರೀಟ್ಸ್, ಲ್ಯಾಡರ್ಸ್ ಅಂಡ್ ದ ಪಾತ್ಸ್ ಇನ್ ದ ರಫ್ ಅರ್ತ್ ಗೋ ಆನ್ ಟೀಚಿಂಗ್ ದ ಫುಟ್ ದಟ್ ಇಟ್ ಕ್ಯಾನಾಟ್ ಫ್ಲೈ

cannot be a fruit bulging on the branch. Then the child's foot is defeated, falls in the battle, is a prisoner condemned to live in a shoe. ಕನ್ನಡ ಅನುವಾದವನ್ನು ನೀವು ಓದಿದಾಗ ಇಂಗ್ಲಿಷಿನ ಭಾಗ ನಿಮಗೆ ಸುಲಭವಾಗಿ ಅರ್ಥ ಆಗುತ್ತೆ. ಮಗು ತಾನು ಚಿಟ್ಟೆ ಆಗಬೇಕು, ತಾನೊಂದು ಸೇಬ್ ಆಗಬೇಕು ಅಂತ ಆ ಮಗುವಿನ ಪಾದ ಆಲೋಚಿಸ್ತಾ ಇದ್ರು, ಕನಸನ್ನು ಕಾಣ್ತಾ ಇದ್ರೂ ಸಹ ಅದಕ್ಕೆ ಪಾದ, ನೀನು ಪಾದ ಅಷ್ಟೇ, ನೀನು ಚಿಟ್ಟೆನೂ ಅಲ್ಲ ಸೇಬು ಅಲ್ಲ ಅಂತ ಹೇಳಿ ದಿನನಿತ್ಯ ಆ ಮಗುಗೆ ಅರ್ಥ ಮಾಡಿಸುತ್ತಂತೆ. ಯಾವುದು? ನೆಲ, ಅಲ್ಲಿರುವಂಥ ಕಲ್ಲು, ಅಲ್ಲಿರುವಂಥ ಗಾಜಿನ ಚೂರುಗಳು, ಹಾದಿ ಬೀದಿಗಳು, ರಫ್ ಅರ್ತ್, ಒರಟು ನೆಲ, ಚುಚ್ಚುತ್ತಾ ಪಾದಕ್ಕೆ ಹೇಳುತ್ತಂತೆ, ನೀನು ಪಾದ ಅಷ್ಟೇ ಅಪ್ಪ, ನೀನು ಚಿಟ್ಟೆ ಆಗಲಿಕ್ಕೂ ಆಗಲ್ಲ, ಸೇಬಾಗಲಿಕ್ಕೂ ಆಗಲ್ಲ ಅಂತ ಹೇಳಿ ಹೇಳುತ್ತಂತೆ. ಆಗ ಪಾದ ಸುಸ್ತಾಗಿ ಕದನದಲ್ಲಿ ಸೋತು, ಡಿಫೀಟೆಡ್, ಫಾಲ್ಸ್ ಇನ್ ದ ಬ್ಯಾಟಲ್, ಈಸ್ ಅ ಪ್ರಿಸನರ್ ಕಂಡೆಮ್ ಟು ಲೀವ್ ಇನ್ ಅ ಶೂ. ಹಾಗಾಗಿ ಪಾದ ತನ್ನನ್ನು ರಕ್ಷಿಸ್ಕೊಳ್ಳೋದಕ್ಕೆ ಏನು ಮಾಡಬೇಕಾಗತ್ತೆ? ಒಂದು ಶೂ ಒಳಗಡೆ ಹೋಗಿ ಸೇರ್ಕೊಳ್ಬೇಕಾಗತ್ತೆ. ಹೀಗೆ ಶೂ ಒಳಗಡೆ ಸೇರ್ಕೊಂಡಾಗ ಏನಾಗತ್ತೆ? ಬಿಟ್ ಬೈ ಬಿಟ್ ಇನ್ ದಟ್ ಡಾರ್ಕ್ ಇಟ್ ಗ್ರೋಸ್ ಟು ನೋ ದ ವರ್ಲ್ಡ್ ಇನ್ ಇಟ್ಸ್ ಓನ್ ವೇ, ಔಟ್ ಆಫ್ ಟಚ್ ವಿತ್ ಇಟ್ಸ್ ಫೆಲೋ, ಎನ್ಕ್ಲೋಸ್ಡ್ ಫೀಲಿಂಗ್ ಔಟ್ ಲೈಫ್ ಲೈಕ್ ಎ ಬ್ಲೈಂಡ್ ಮ್ಯಾನ್. ಒಮ್ಮೆ ಪಾದಗಳು ಬೂಟಿನ ಒಳಗಡೆ, ಶೂ ಒಳಗಡೆ ಪ್ರವೇಶಿಸಿದ್ರೆ ಅಲ್ಲಿ ಎಲ್ಲ ಕಡೆನೂ ಕತ್ಲೆ. ಸೊ ಶೂ ಒಳಗಡೆ ಕಾಲುಗಳು ಪಾದಗಳು ಹೋಗಿ ಕೂತ್ಕೊಂಡಾಗ ಅದಕ್ಕೆ ಹೊರಗಿನ ಪ್ರಪಂಚದ ಸಂಪರ್ಕನೇ ಇಲ್ದಂಗಾಗತ್ತೆ. ಶೂ ಒಳಗಡೆ ಇರೋ ಕತ್ಲು ಅದಕ್ಕೆ ಸಂಗಾತಿಯಾಗತ್ತೆ. ಒಂದು ಶೂ ಒಳಗಡೆ ಇರುವಂಥ ಪಾದಕ್ಕೆ ಅಲ್ಲೇ ಪಕ್ಕದಲ್ಲಿ ಇನ್ನೊಂದು ಪಾದ, ಇನ್ನೊಂದು ಶೂ ಒಳಗಡೆ ಇದೆ ಅನ್ನೋದು ಕೂಡ ಗೊತ್ತಾಗದೇ ಇರುವಷ್ಟು ಕತ್ತಲು ಅಲ್ಲಿ ಆವರಿಸ್ಬಿಡುತ್ತೆ. ಒಬ್ಬ ಕಣ್ಣಿಲ್ಲದ ವ್ಯಕ್ತಿ ಬದುಕನ್ನು ಹೇಗೆ ಅರ್ಥ ಮಾಡಿಕೊಳ್ತಾನೋ ಹಾಗೆ ಪಾದಗಳು ಅರ್ಥ ಮಾಡಿಕೊಳ್ಳುವಂಥ ಸ್ಥಿತಿಗೆ ಬಂದ್ಬಿಡುತ್ತವೆ. ಒಮ್ಮೆ ಶೂ ಒಳಗಡೆ ಪಾದಗಳು ಹೋಗಿ ಕುಳಿತಾಗ ಏನಾಗತ್ತಪ್ಪ ಅಂತ ಹೇಳಿದ್ರೆ, ದೀಸ್ ಸಾಫ್ಟ್ ನೈಲ್ಸ್ ಆಫ್ ಕ್ವಾರ್ಟ್ಸ್ ಬಂಚ್ ಟುಗೆದರ್ ಗ್ರೋ ಹಾರ್ಡ್ ಅಂಡ್ ಚೇಂಜ್ ದೆಮ್ಸೆಲ್ಸ್ ಇನ್ ಟು ಒಪೇಕ್ ಸಬ್ಸ್ಟೆನ್ಸ್ ಹಾರ್ಡ್ ಆಸ್ ಹಾರ್ನ್ ಅಂಡ್ ದ ಟೈನಿ ಪೆಟಲ್ ಟೋಸ್ ಆಫ್ ದ ಚೈಲ್ಡ್ ಗ್ರೋ ಬಂಚ್ಡ್ ಅಂಡ್ ಔಟ್ ಆಫ್ ಟ್ರಿಮ್ ಟೇಕ್ ಆನ್ ದ ಫಾರ್ಮ್ ಆಫ್ ಐಲೆಸ್ ರೆಪ್ಟೈಲ್ಸ್ ವಿತ್ ಟ್ರಯಾಂಗ್ಯುಲರ್ ಹೆಡ್ಸ್. ನೋಡಿ, ಕನ್ನಡದಲ್ಲಿ ಈ ಭಾಗವನ್ನು, ಸ್ಫಟಿಕ ಶಿಲೆಯ ಆ ಮೃದು ಉಗುರುಗಳು ಹರಳಿನ ಗೊಂಚಲ ಹಾಗೆ ಗಡುಸಾಗುತ್ತಾ ಬದಲಿಸಿಕೊಳ್ಳುತ್ತವೆ ತಮ್ಮನ್ನು ತಾವು, ಅಪಾರದರ್ಶಕ ವಸ್ತುವಿನ ಹಾಗೆ, ಗಡುಸು ಕೊಂಬಿನ ಹಾಗೆ. ಮಗುವಿನ ಪುಟ್ಟ ಪಕಳೆಯ ಬೆರಳುಗಳು ಬೆಳೆಯುತ್ತವೆ ನುಜ್ಜಿ ಗುಜ್ಜಿ ಸುರುಟಿಕೊಂಡ ಕಣ್ಣಿಲ್ಲದ ಹಾವಿನ ಹಾಗೆ, ತ್ರಿಭುಜದಂತಹ ಅದರ ತುದಿಗಳು ಹುಳುಗಳ ಹಾಗೆ. ಬೆಳೆಯುತ್ತ ಬೆಳೆಯುತ್ತ ಜಡ್ಡು ಗಟ್ಟುತ್ತವೆ ಬೆರಳುಗಳೆಲ್ಲ, ಸಾವಿನ ಅಸ್ಪಷ್ಟ ಜ್ವಾಲಾಮುಖಿ ಅವುಗಳ ಮೇಲೆಲ್ಲ, ಬಯಸದ ಕಠಿಣತೆ ಆವರಿಸುತ್ತದೆ ದಿನ ದಿನ ಹೀಗೆಲ್ಲ. ಯಾವಾಗ ಶೂಸ್ ಒಳಗಡೆ ಪಾದಗಳು ಹೋಗಿ ಸೇರ್ಕೊಳ್ತಾವೋ ಆಗ ಆ ಪಾದದ ಉಗುರುಗಳು, ಸ್ಫಟಿಕದಂತೆ ಪಾರದರ್ಶಕವಾಗಿದ್ದಂತಹ ಉಗುರುಗಳು ಅಪಾರದರ್ಶಕ ಆಗ್ತವೆ, ಒಪೇಕ್ ಆಗ್ತವೆ, ಮತ್ತೆ ಗಡುಸು ಕೊಂಬಿನ ಹಾಗೆ ಗಟ್ಟಿಯಾಗ್ಬಿಡ್ತವೆ. ಮೃದುವಾಗಿದ್ದಂತಹ ಉಗುರುಗಳು ಏನಾಗ್ತವೆ? ಕೊಂಬಿನ ಹಾಗೆ ಗಟ್ಟಿಯಾಗ್ಬಿಡ್ತವೆ. ನಂತರ ಏನಾಗತ್ತೆ? ಮಗುವಿನ ಪಾದದ ಕಾಲ್ಬೆರಳುಗಳು, ಇಂಗ್ಲಿಷ್ನಲ್ಲಿ ಕಾಲ್ಬೆರಳಿಗೆ ಟೋ ಅಂತ ಹೇಳ್ತಾರೆ, ಕೈ ಬೆರಳಿಗೆ ಫಿಂಗರ್ ಅಂತ ಹೇಳ್ತಾರೆ, ಆ ಕಾಲ್ಬೆರಳುಗಳು ಕೂಡ ಏನಾಗ್ತವಪ್ಪ ಅಂತ ಹೇಳಿದ್ರೆ, ಪಕಳೆಯ ಹೂವಿನ ಎಸಲಿನಂತಹ ಕಾಲ್ಬೆರಳುಗಳು ಏನಾಗತ್ವೆ ಅಂತ ಹೇಳಿದ್ರೆ, ನುಜ್ಜಿ ಗುಜ್ಜಿ ಸುರುಟಿಕೊಂಡು ಕಣ್ಣಿಲ್ಲದ ಹಾವಿನ ಹಾಗೆ ಆಗ್ತವೆ, ತ್ರಿಭುಜದ ಮೂತಿಯನ್ನು ಹೊಂದಿರುವಂತಹ ಹುಳುಗಳ ಹಾಗೆ ಆಗಿಬಿಡ್ತವೆ. ಸೊ ಕಾಲ್ಬೆರಳು ಕೂಡ ಏನಾಗತ್ತೆ? ಜಡ್ಡು ಹಿಡಿಯುತ್ತೆ. ಬೆಳೆಯುತ್ತಾ ಬೆಳೆಯುತ್ತಾ ಜಡ್ಡು ಗಟ್ಟುತ್ತವೆ ಬೆರಳುಗಳೆಲ್ಲ, ಸಾವಿನ ಅಸ್ಪಷ್ಟ ಜ್ವಾಲಾಮುಖಿ ಅವುಗಳ ಮೇಲೆಲ್ಲ, ಬಯಸದ ಕಠಿಣತೆ ಆವರಿಸುತ್ತದೆ ದಿನ ದಿನ ಹೀಗೆಲ್ಲ. ಸೊ ಇಲ್ಲೇನಾಗತ್ತೆ? ಆ ಕಾಲ್ಬೆರಳುಗಳು ಹಾವಿನ ರೂಪವನ್ನು, ಹುಳದ ರೂಪವನ್ನು ಪಡ್ಕೊಂಡ್ಬಿಡುತ್ತವೆ, ಮತ್ತು ಒಂದು ಕಠಿಣತೆಯನ್ನು ಕೂಡ ಅವು ಗಳಿಸ್ಕೊಂಡ್ಬಿಡುತ್ತವೆ, ತಮ್ಮ ಮೃದುತ್ವವನ್ನು ಅವು ಕಳ್ಕೊಂಡ್ಬಿಡುತ್ತವೆ. ಇಷ್ಟೆಲ್ಲ ಆದರೂ ಪಾದಗಳು ಏನು ಮಾಡುತ್ತವಪ್ಪ ಅಂತ ಹೇಳಿದ್ರೆ, ಬಟ್ ದಿಸ್ ಬ್ಲೈಂಡ್ ಥಿಂಗ್ಸ್ ವಾಕ್ಸ್
without

respite, never stopping for hour after hour, the one foot, the other, now the man's, now the woman's, up above, down below, through fields, mines, markets, and ministries, backwards, far afield, inward, forward, this foot toils in its shoes. ಪಾದ ಶೂ ಒಳಗಡೆ ಸೇರ್ಕೊಂಡಿರುವಂತಹ ಪಾದಗಳು ಹಗಲಿರುಳು, ಹಗಲು ಇರುಳು, 24 ಗಂಟೆ ಒಂದೇ ಸಮನೆ ದುಡಿಯತ್ವಂತೆ. ಟಾಯಿಲ್ ಅನ್ನೋ ಪದನ ಪದ್ಯದಲ್ಲಿ ಬಳಸ್ತಾರೆ. ದಿಸ್ ಫುಟ್ ಟಾಯಿಲ್ಸ್ ಇನ್ ಇಟ್ ಶೂ, ಈ ಶೂ ಒಳಗಡೆ ಪಾದಗಳು ಕೆಲಸ ಮಾಡ್ದು ಅನ್ನೋದನ್ನ ಕವಿ ಎಷ್ಟು ಚೆನ್ನಾಗಿ ಕಟ್ಕೊಡ್ತಾರಪ್ಪ ಅಂತ ಹೇಳಿದ್ರೆ, ಕನ್ನಡದ ಅನುವಾದ ಅದನ್ನ ಕೇಳೋದಕ್ಕೆ ತುಂಬ ಚೆನ್ನಾಗಿ ಇಟ್ಟಿದೆ. ಆ ಕುರುಡು ಪಾದ ಚಲಿಸುತ್ತಲೇ ಇರುತ್ತದೆ, ಅರೆಗಳಿಗೆ ವಿಶ್ರಾಂತಿ ಇಲ್ಲದೆ, ಎಂದೂ ನಿಲ್ಲದೆ, ಗಂಟೆಗಳು ಕಳೆದು ದಿನಗಳೂ ಕಳೆದು, ಒಂದು ಪಾದದ ಹಿಂದೆ ಇನ್ನೊಂದು ಪಾದ, ಮಗುವಲ್ಲ ಈಗ ಅದು ಗಂಡಿನ ಪಾದ, ಮತ್ತೀಗ ಹೆಣ್ಣಿನ ಪಾದ, ಮೇಲೆದ್ದಿತು ಪಾದ, ಕೆಳಗಿಳಿಯಿತು ಪಾದ, ಹೊಲಗಳಲ್ಲಿ, ಗಣಿಗಳಲ್ಲಿ, ಮಾರ್ಕೆಟ್ಟುಗಳಲ್ಲಿ ಮತ್ತು ಆಫೀಸಿನಲ್ಲಿ, ಹಿಂದೆ ಒಳಗೆ ಹೊರಗೆ ಮುಂದೆ ದುಡಿಯುತ್ತದೆ ಪಾದ, ಬೂಟುಗಳ ಒಳಗೆ ಪುರುಸೊತ್ತಿಲ್ಲ ಅದಕ್ಕೆ, ಬೆತ್ತಲಾಗಲಿಲ್ಲ ಅದು ಪ್ರೀತಿಯಲ್ಲಿ ಅಥವಾ ನಿದ್ರೆಯಲ್ಲಿ. ಒಂದು ಪಾದ ನಡೆಯಿತು, ಎರಡು ಪಾದಗಳು ನಡೆದವು, ನಡೆಯುತ್ತಿರುವ ಇಡೀ ಮನುಷ್ಯ ನಿಲ್ಲಲು ಬಯಸುವವರೆಗೆ. ನೋಡಿ, ಇದನ್ನೇ ಇಂಗ್ಲಿಷ್ನಲ್ಲಿ ನೀವು ತಗೊಂಡ್ರೆ, ಬಟ್ ದ ಬ್ಲೈಂಡ್ ಥಿಂಗ್ ವಾಕ್ಸ್ ವಿತೌಟ್ ರೆಸ್ಪೈಟ್, ನೆವರ್ ಸ್ಟಾಪಿಂಗ್ ಫಾರ್ ಅವರ್ ಆಫ್ಟರ್ ಅವರ್, ದ ಒನ್ ಫುಟ್ ದಿ ಅದರ್, ನೌ ದ ಮ್ಯಾನ್ಸ್ ನೌ ದ ವುಮನ್ಸ್, ಅಪ್ ಅಬೌಟ್ ಡೌನ್ ಬಿಲೋ, ಥ್ರೂ ಫೀಲ್ಡ್ಸ್ ಮೈನ್ಸ್ ಮಾರ್ಕೆಟ್ ಮಿನಿಸ್ಟ್ರೀಸ್, ಬ್ಯಾಕ್ವರ್ಡ್ ಫಾರ್ ಅ ಫೀಲ್ಡ್, ಇನ್ವರ್ಡ್ ಫಾರ್ವರ್ಡ್, ದಿಸ್ ಫುಟ್ ಟಾಯಿಲ್ಸ್ ಇನ್ ಇಟ್ ಶೂ. ಟಾಯಿಲ್ ಅಂತ ಹೇಳಿದ್ರೆ ಶ್ರಮಿಸುವಂಥದ್ದು, ಶೂನ ಒಳಗಡೆ ಪಾದಗಳು ಶ್ರಮಿಸ್ತಲೇ ಇರುತ್ತವೆ, ಹಾಗಲಿರುಳು ದುಡಿಯತ್ವೆ, ಮೇಲೆ ಕೆಳಗೆ ಅಲ್ಲಿ ಇಲ್ಲಿ ಆಫೀಸಿನಲ್ಲಿ ಮಾರ್ಕೆಟಿನಲ್ಲಿ ಎಲ್ಲ ಕಡೆಯೂ ಪಾದಗಳು ಓಡಾಡ್ತಾನೇ ಇರ್ತವೆ. ಚಿಟ್ಟೆಯಾಗಬೇಕು, ಸೇಬಾಗಬೇಕು ಅಂತ ಮಗುವಿನ ಹಂತದಲ್ಲಿ ಕನಸು ಕಾಣುತ್ತಿದ್ದಂತಹ ಪಾದ ಈಗ ಶೂ ಒಳಗಡೆ ಬಂದಿಯಾಗಿ ಅಲೆದಾಡುವ, ಪುರುಸೊತ್ತಿಲ್ಲದೆ ಓಡಾಡುವಂತಹ ಒಂದು ಸ್ಥಿತಿಯಲ್ಲಿ ಇದೆ ಅಂತ ಹೇಳಿ ಕವಿ ಹೇಳ್ತಾರೆ. ಇನ್ನೊಂದು ಕವಿ ಹೇಳ್ತಾರೆ, ಈ ಪಾದಗಳಿಗೆ ತನ್ನ ಪಕ್ಕದಲ್ಲಿರುವ ಇನ್ನೊಂದು ಪಾದವನ್ನು ಕಾಣುವ, ಅದರೊಟ್ಟಿಗೆ ಒಡನಾಡುವ ಅವಕಾಶವೂ ಕೂಡ ಸಿಗಲಿಲ್ಲ. ತನ್ನ ಪಾಡಿಗೆ ತಾನಿತ್ತು, ಮತ್ತೆ ಆ ಪಾದ ಎಲ್ಲೂ ಕೂಡ ಇರುವುದನ್ನು ಬೇರ್ ಇಟ್ ಸೆಲ್ಫ್, ಸ್ಕೇಸ್ಲಿ ಟೇಕಿಂಗ್ ಟೈಮ್ ಟು ಬೇರ್ ಇಟ್ ಸೆಲ್ಫ್ ಇನ್ ಲವ್ ಆರ್ ಸ್ಲೀಪ್, ಪ್ರೀತಿಯಿಂದ ಮಾತಾಡಬೇಕಾದ್ರೆ ಅಥವಾ ನಿದ್ದೆ ಮಾಡ್ತಾ ಇರಬೇಕಾದ್ರೆ ಪಾದ ತನ್ನ ಪಾಡಿಗೆ ತಾನು ಇರುವಂತಹ ಒಂದು ಸ್ಥಿತಿಯೂ ಸಹ ಸೃಷ್ಟಿ ಆಗಲಿಲ್ಲ. ಇಟ್ ವಾಕ್ಡ್ ದೇ ವಾಕ್, ಅದು ನಡೀತು. ಪಾದಗಳನ್ನು ಹೊಂದಿರುವಂಥ ಮನುಷ್ಯರು ನಡೆದರು, ಈ ಪಾದಗಳು ಕೂಡ ನಡೆದು ಕೊನೆಗೆ, ಅಂಟಿಲ್ ದ ಹೋಲ್ ಮ್ಯಾನ್ ಚೂಸಸ್ ಟು ಸ್ಟಾಪ್, ಕೊನೆಗೆ ಯಾವತ್ತೋ ಒಂದು ದಿನ ಆ ವ್ಯಕ್ತಿಯೇ ಡಿಸೈಡ್ ಚೂಸಸ್ ಟು ಸ್ಟಾಪ್, ತಾನು ಓಡಾಡೋದನ್ನು ನಿಲ್ಲಿಸುವ ಆಯ್ಕೆಯನ್ನು ಮಾಡಿಕೊಂಡಾಗ, ಒಂದರ್ಥದಲ್ಲಿ ವ್ಯಕ್ತಿ ತೀರ್ಕೊಂಡಾಗ, ನಿಧನ ಹೊಂದಿದಾಗ, ದೆನ್ ಇಟ್ ಡಿಸೆಂಡೆಡ್ ಅಂಡರ್ ಗ್ರೌಂಡ್ ಅನ್ಅವೇರ್ ಫಾರ್ ದೇರ್ ಎವ್ರಿಥಿಂಗ್ ವಾಸ್ ಡನ್. ಕೊನೆಗೆ ವ್ಯಕ್ತಿ ತೀರ್ಕೊಂಡಾಗ ಆ ವ್ಯಕ್ತಿಯ ಶರೀರವನ್ನು ಸಮಾಧಿ ಮಾಡ್ತಾರೆ, ಬರಿ ಮಾಡ್ತಾರೆ. ಆ ಬರಿ ಮಾಡಬೇಕಾದ್ರೆ ಇಟ್ ಡಿಸೆಂಡೆಡ್ ಅಂಡ್ ದೆನ್ ಇಟ್ ಡಿಸೆಂಡೆಡ್ ಅಂಡರ್ ಗ್ರೌಂಡ್ ಅನ್ಅವೇರ್, ಈಗ ಆ ಪಾದಗಳು ಶರೀರದ ಭಾಗವಾಗಿ ಮಣ್ಣಿನ ಆಳವನ್ನು ಹೊಕ್ಕದ್ವಂತೆ ಸಮಾಧಿಯ ಒಳಗೆ ಹೋಗಿ ಕೂತ್ಕೊಂಡ್ಬಂತೆ. ಅನ್ಅವೇರ್, ತಾವು ಎಲ್ಲಿದ್ದೀವಿ, ಏನು ಮಾಡ್ತಾ ಇದ್ದೀವಿ ಅಂತಲೂ ಕೂಡ ಆ ಪಾದಗಳಿಗೆ ಅರಿವಿಲ್ಲ. ಅರಿವು ಇಲ್ಲದ ಸ್ಥಿತಿಯಲ್ಲಿ ಅವು ಇದ್ದಾವೆ. ಯಾಕಂದರೆ ಅಲ್ಲಿ ಎಲ್ಲೆಲ್ಲವೂ ಕತ್ತಲಾಗಿತ್ತು, ಸುತ್ತಲೂ ಕತ್ತಲು ಆವರಿಸಿತ್ತು. ಆ ಸಮಾಧಿಯ ಒಳಗಡೆಗೆ ಶರೀರ ಇಳಿದಾಗ ಆ ಪಾದಗಳಿಗೆ ನಮಗೊಂದು ಅವಕಾಶ ಇದೆ, ನಾವೀಗ ಪಾದಗಳಾಗಿ ಉಳ್ಕೊಂಡಿಲ್ಲ ಅಂತಲೂ ಗೊತ್ತಾಗದ ಒಂದು ಸ್ಥಿತಿ ಇತ್ತು. ಇಟ್ ನೆವರ್ ನ್ಯೂ ಇಟ್ ಹ್ಯಾಡ್ ಸೀಸ್ ಟು ಬಿ ಎ ಫುಟ್, ಆರ್ ಇಫ್ ದೇ ವರ್ ಬರಿಂಗ್ ಇಟ್ ಸೋ ಇಟ್ ಕುಡ್ ಫ್ಲೈ, ಆರ್ ಸೋ ದಟ್ ಇಟ್ ಕುಡ್ ಬಿಕಮ್.

ಆಪಲ್. ಆದರೆ ಆ ಪಾದಕ್ಕೆ ನಾನೀಗ ಪಾದವಾಗಿ ಉಳಿದಿಲ್ಲ ಅಂತಾನೆ ಗೊತ್ತಿಲ್ಲ. ಮತ್ತೆ ಮಣ್ಣಲ್ಲಿ ಮಣ್ಣು ಮಾಡ್ತಾ ಇರೋದು ಯಾಕಪ್ಪ ಅಂತ ಹೇಳಿದ್ರೆ, ಆ ಪಾದ ಮುಂದೆ ಬೆಳೆದು ಚಿಟ್ಟೆಯಾದರೂ ಆಗ್ಬೋದು, ಸೇಬಿನ ಹಣ್ಣನ್ನು ಕೊಡುವಂಥ ಸೇಬಿನ ಮರವಾದರೂ ಕೂಡ ಆಗ್ಬೋದು. ಆದರೆ ದುರಂತ ಏನಪ್ಪ ಅಂತ ಹೇಳಿದ್ರೆ, ಆ ಪಾದಗಳಿಗೆ ತಾನೇನು

ಗಳಿಗೆ ಅರ್ಥ ಮಾಡಿಕೊಳ್ಳಿಕ್ಕೆ ಆಗಿಲ್ಲ ಅಂತ ಹೇಳ್ತಾರೆ. ಸೊ ಕೊನೆಯ ಭಾಗ, ಇಳಿಯಿತು ಪಾದ ಆಗ ಕೆಳಗಿರುವ ಮಣ್ಣಿನ ಆಳವನ್ನು ಮೀರಿ ತನ್ನ ಅರಿವನ್ನು ಎಲ್ಲೆಲ್ಲವೂ ಕತ್ತಲು ಇಲ್ಲಿ ಗೊತ್ತಿಲ್ಲ ಆ ಪಾದಕ್ಕೆ ಈಗ ತಾನು ಪಾದವಾಗಿ ಉಳಿದಿಲ್ಲವೆಂದು, ಮಣ್ಣೊಳಗೆ ಹೂಳಿದರೆ ತಾನು ರೆಕ್ಕೆ ಬಿಚ್ಚಿ ಆರಬಹುದೆಂದು ಅಥವಾ ತಾನೊಂದು ಸೇಬು ಹಣ್ಣಾಗಬಹುದೆಂದು. ಸೊ ಪಾದಗಳಿಗೆ ಗೊತ್ತೇ ಇಲ್ಲ, ನಾನೀಗ ಪಾದವಾಗಿ ಉಳಿದಿಲ್ಲ ಅಂತ ಗೊತ್ತಿಲ್ಲ. ಮತ್ತು ಪಾದಗಳನ್ನು ಮಣ್ಣಿನಲ್ಲಿ ಉಳಿದಾಗ ಮತ್ತೆ ಅವು ರೆಕ್ಕೆ ಬಿಚ್ಚಿ ಚಿಟ್ಟೆಯಾಗಿ ಹಾರಬಹುದು, ಇಲ್ಲವೇ ಒಂದು ಸೇಬಿನ ಮರವಾಗಿ ಬೆಳೆದು ಸೇಬಿನ ಹಣ್ಣನ್ನು ಕೂಡ ಕೊಡಬಹುದು. ಕವಿ ಏನನ್ನು ಹೇಳ್ತಿದಾರಪ್ಪ ಅಂತ ಹೇಳಿದ್ರೆ, ಪಾದದ ಮಗು, ಒಂದು ಮಗುವಿನ ಪಾದ ತಾನು ಚಿಟ್ಟೆಯಾಗಬೇಕು, ಸೇಬು ಹಣ್ಣಾಗಬೇಕು ಅಂತ ಕನಸನ್ನು ಕಾಣ್ತಂತೆ. ಆದರೆ ಆ ಕನಸನ್ನು ನನಸು ಮಾಡಿಕೊಳ್ಳೋಕ್ಕೆ ಪ್ರಯತ್ನ ಪಟ್ಟಾಗ ಬದುಕಿನ ವಾಸ್ತವ, ಕಲ್ಲು ಮುಳ್ಳು ಗಾಜಿನ ಚೂರುಗಳು ಆ ಪಾದಗಳಿಗೆ ಚುಚ್ಚಿ ನೋವನ್ನು ಉಂಟು ಮಾಡಿ, ಆ ನೋವನ್ನು ತಡ್ಕೊಳ್ಳೋಕ್ಕಾಗದೆ ಪಾದ ಸೋತು ತನ್ನನ್ನು ತಾನು ಒಂದು ಶೂ ಒಳಗಡೆಗೆ ಇಟ್ಕೊಳ್ಳುವಂತಹ ಒಂದು ಸ್ಥಿತಿ ನಿರ್ಮಾಣ ಆಯಿತು. ಆದರೆ ತನ್ನನ್ನು ರಕ್ಷಿಸ್ಕೊಳ್ಳೋದಕ್ಕೋಸ್ಕರ ಬೂಟಿನೊಳಗಡೆ ಹೋದಂತಹ ಪಾದ ಅಲ್ಲೇ ಬಂದಿಯಾಯಿತು, ಪ್ರಿಸನರ್ ಆಯಿತು. ಬಂದಿಯಾದಾಗ ಒಂದು ಪಾದಕ್ಕೆ ಇನ್ನೊಂದು ಪಾದ ಇರೋದು ಕೂಡ ಗೊತ್ತಾಗಲಿಲ್ಲ, ಯಾಕಂದರೆ ಎಲ್ಲವಾಗಲೂ ಶೂ ಹಾಕಿರ್ತಾ ಇತ್ತು. ಹಾಗಾಗಿ ಶೂನ ಒಳಗಡೆ ಇರುವಂತಹ ಪಾದಗಳಿಗೆ ಪಕ್ಕದಲ್ಲಿರುವ ಇನ್ನೊಂದು ಪಾದ, ಆ ಪಾದಕ್ಕೆ ಈ ಪಾದದ ಅರಿವಿಲ್ಲ, ಈ ಪಾದಕ್ಕೆ ಆ ಪಾದದ ಅರಿವಿಲ್ಲ. ಆದರೆ ಒಟ್ಟಿಗೆ ಜೊತೆಯಲ್ಲೇ ಇರ್ತಾ ಇದ್ದೋ, ಪರಸ್ಪರ ಅರ್ಥ ಮಾಡಿಕೊಳ್ಳುವಂಥ ನೋಡುವಂಥ ಅವಕಾಶ ಸಿಕ್ಕಲಿಲ್ಲ. ಹೀಗೆ ಅಂತಹ ಪಾದಗಳು ಬೂಟಿನೊಳಗಡೆ ತಮಗಿಷ್ಟ ಬಂದಂತೆ ಜಗತ್ತನ್ನು ಅರ್ಥ ಮಾಡಿಕೊಂಡು ತಮಗಿಷ್ಟ ಬಂದ ರೀತಿಯಲ್ಲಿ ತಮಗಾದ ರೀತಿಯಲ್ಲಿ ತಮ್ಮ ಉಗುರುಗಳನ್ನು ಅಪಾರದರ್ಶಕ ಮಾಡಿಕೊಂಡು ಕಾಲು ಬೆರಳುಗಳನ್ನು ಹಾವಿನ ರೂಪಕ್ಕೆ ತಂದುಕೊಂಡು ಬದುಕ್ತೋ, ಮುಂದೆನೂ ಕೂಡ ಹಾಗೆ ಬದುಕ್ತಾನೆ ಇತ್ತೋ, ಹಿಂದೆ ಒಳಗೆ ಹೊರಗೆ ಆಫೀಸಿನಲ್ಲಿ ಮಾರ್ಕೆಟ್ಗಳಲ್ಲಿ ಗಣಿಗಳಲ್ಲಿ ಹೊಲಗಳಲ್ಲಿ ಈ ಪಾದ ಓಡಾಡ್ತಾನೆ ಇತ್ತು. ಕೊನೆಗೆ ಒಂದಿನ ಓಡಾಡ್ತಾ ಇದ್ದಂಥ ವ್ಯಕ್ತಿ ನಿಲ್ಲಿಸ್ತ, ಅಂದರೆ ಒಂದರ್ಥದಲ್ಲಿ ನಿಧನ ಆದ. ಆತ ಮೃತನಾಗ್ತಿದ್ದ ಹಾಗೆ, ನಿಧನಲಾಗುತ್ತಿದ್ದ ಹಾಗೆ ಆ ಇಡೀ ಶರೀರವನ್ನು ಸಮಾಧಿಯಲ್ಲಿ ಸಮಾಧಿಯ ಒಳಕ್ಕೆ ಇಳಿಸಿದ್ರು. ಆದರೆ ಅಲ್ಲಿ ಕತ್ತಲು ಸಾಕಷ್ಟು ಇತ್ತು, ಪಾದಗಳಿಗೆ ಗೊತ್ತೇ ಆಗಲಿಲ್ಲ ನಾವೀಗ ಪಾದಗಳಾಗಿ ಉಳಿದಿಲ್ಲ, ನಾವು ಈಗ ಏನು ಬೇಕಾದರೂ ಆಗಬಹುದು ಅನ್ನುವ ಸಾಧ್ಯತೆಯನ್ನು ಹೊಂದಿದ್ದೇವೆ ಅನ್ನೋದನ್ನು ಕೂಡ ಇವರು ಅರ್ಥ ಮಾಡಿಕೊಳ್ಳೇ ಇಲ್ಲ. ಈ ಪಾದಗಳು ಪಾದಗಳು ಕೊನೆಯ ಕ್ಷಣದವರೆಗೆ ತಾವು ಪಾದಗಳಾಗೇ ಉಳ್ಕೊಂಡಿದ್ದೇವೆ ಅಂತ ಹೇಳಿ ಯೋಚಿಸಿದ ಕಾರಣ ಒಂದು ಹೊಸ ಸಾಧ್ಯತೆಯನ್ನು ಪಾದಗಳು ಗಳಿಸ್ಕೊಳ್ಳಿಕ್ಕೆ ಸಾಧ್ಯ ಆಗಲಿಲ್ಲ ಅಂತ ಹೇಳಿ ಪ್ಯಾಬ್ಲೋ ನೆರೂಡ ಹೇಳ್ತಾರೆ. ಈ ಪದ್ಯ ಸಾಕಷ್ಟು ಚಿತ್ರಗಳನ್ನು ಸಾಕಷ್ಟು ವಿಷಯಗಳನ್ನು ಓದುಗರಿಗೆ ತಲುಪಿಸುತ್ತೆ. ಈ ಪದ್ಯದ ಇನ್ನೊಂದು ರೀತಿಯಲ್ಲಿ ಓದೋದಾದರೆ, ಎಲ್ಲರೂ ಕೂಡ ಒಂದು ದೊಡ್ಡ ಕನಸನ್ನು ಇಟ್ಕೊಂಡು ಜೀವನವನ್ನು ಆರಂಭ ಮಾಡ್ತಾರೆ. ಆದರೆ ವಾಸ್ತವ ಕಷ್ಟಕರವಾಗಿರುತ್ತೆ, ಕಲ್ಲು ಮಣ್ಣು ಎಲ್ಲವೂ ಇರುತ್ತೆ, ಶ್ರಮ ಹಾಕಬೇಕಾಗತ್ತೆ. ಆದರೆ ಆ ಶ್ರಮ ಹಾಕುವ ಕೆಲಸದಿಂದ ನಾವು ದೂರ ಉಳ್ಕೊಂಡ್ಬಿಡ್ತೇವೆ. ಪಾದಗಳು ಹಾಗೆ ಆ ಚುಚ್ಚೋದನ್ನು ನೋಡಿ ರಕ್ಷಣೆಯನ್ನು ಪಡ್ಕೊಳ್ಳಿಕ್ಕೆ ಶೂ ಒಳಗಡೆಗೆ ಹೊರಟೋದು. ಹೀಗೆ ವ್ಯಕ್ತಿಗಳು ತಮ್ಮ ಕನಸು ಕಂಡಂತಹ ಸಾಧ್ಯತೆಗಳನ್ನು ಪೂರ್ಣಗೊಳಿಸ್ಕೊಳ್ಳೋಕ್ಕಾಗದೆ ಒದ್ದಾಡ್ತಾರೆ ಅನ್ನೋದನ್ನು ಕವಿ ಇಲ್ಲಿ ಗುರುತಿಸ್ತಾರೆ. ಎಲ್ಲಕ್ಕಿಂತ ಮುಖ್ಯವಾಗಿ ಕನಸುಗಳನ್ನು ಕಾಣುವುದು ಎಷ್ಟು ಮುಖ್ಯವೋ, ಆ ಕನಸುಗಳನ್ನು ಕನಸಿನ ನೆನಪನ್ನು ಕೊನೆಯವರೆಗೂ ಉಳಿಸ್ಕೊಳ್ಳೋದು ಕೂಡ ಮುಖ್ಯ. ಯಾಕಂದರೆ ಬದುಕಲ್ಲಿ ಯಾವತ್ತಾದರೂ ಒಂದಿನ ಅವಕಾಶ ಸಿಗ್ಬೋದು, ಆಗ ಆ ಅವಕಾಶವನ್ನು ಪಡ್ಕೊಂಡು ನಮಗೆ ಬೇಕಾದ ಗುರಿಯೆಡೆಗೆ ನಾವು ನಡೀಲಿಕ್ಕೆ ಅವಕಾಶ ಇರುತ್ತೆ ಅನ್ನೋದನ್ನು ಕೂಡ ಈ ಪದ್ಯ ವಿವರವಾಗಿ ಹೇಳುತ್ತೆ. ಸೊ ಈ ಪದ್ಯ ಅನೇಕ ದೃಷ್ಟಿಯಿಂದ ನಮಗೆ ಮುಖ್ಯ ಆಗತ್ತೆ. ನೀವು ಪರೀಕ್ಷೆಯ ದೃಷ್ಟಿಯಿಂದ ಅಷ್ಟೇ ಅಲ್ಲ, ಜೀವನದ ದೃಷ್ಟಿಯಿಂದನೂ ಕೂಡ ಈ ಪದ್ಯವನ್ನು ಅರ್ಥ ಮಾಡಿಕೊಳ್ಳಿಕ್ಕೆ ಸಾಧ್ಯ ಇದೆ. ಮುಂದಿನ ತರಗತಿಯಲ್ಲಿ

0: ಶಿಕ್ಷಣ ನನ್ನ ಹಕ್ಕು.
1: ಕೇಳುಗರೆ, ಇದುವರೆಗೂ ದ್ವಿತೀಯ ಪಿಯುಸಿ ಇಂಗ್ಲಿಷ್ ಪಾಠ ಟು ದ ಫುಡ್ ಫ್ರಮ್ ಇಟ್ಸ್ ಚೈಲ್ಡ್ನ ಪರಿಚಯ ಕುರಿತು ಹುಣಸೂರು ಬಾಲಕಿಯರ ಪದವಿ ಪೂರ್ವ ಕಾಲೇಜು ಕರ್ನಾಟಕ ರಾಜ್ಯ ಉತ್ತಮ ಉಪನ್ಯಾಸಕ ಪ್ರಶಸ್ತಿ ವಿಜೇತರು ಆಂಗ್ಲ ಭಾಷಾ ಉಪನ್ಯಾಸಕರಾದ ಶ್ರೀಯುತ ಸದಾನಂದ ಆರ್ ರವರು ನಡೆಸಿಕೊಟ್ಟ ಕಾರ್ಯಕ್ರಮವನ್ನು ಕೇಳಿದ್ರಿ.

0: ನಿಮ್ಮ ಗ್ರಾಮ ಪಂಚಾಯಿತಿಯನ್ನು ಸಂಪರ್ಕಿಸಿ ಈ ಅಭಿಯಾನದಲ್ಲಿ ಭಾಗವಹಿಸಿ.
1: ರೀ, ಕೆಲಸದಿಂದ ಬರ್ಬೇಕಾದ್ರೆ ಸಂತೆಯಲ್ಲಿ ತರಕಾರಿ ತಗೊಂಡ್ ಬನ್ನಿ.
2: ಹ್ಞೂ ಕಣೆ, ಆಯ್ತು, ತರ್ತೀನಿ.
1: ಹೂ ಅನ್ಕೊಂಡು ಹಾಗೆ ಹೋಗ್ತಾ ಇದ್ದೀರಾ?
2: ಮತ್ತಿನ್ನೇನ್ ಮಾಡ್ಲೆ?
1: ಬ್ಯಾಗ್ ಕೊಡ್ತೀನಿ, ಇರಿ.
2: ಬ್ಯಾಗ್ ಒಂದ್ಸರಿ ಯಾಕೆ ಬಿಡು, ಅಲ್ಲೇ ಪ್ಲಾಸ್ಟಿಕ್ ಕವರ್ ಕೊಡ್ತಾರೆ.
1: ಅಲ್ರಿ, ನಾವು ನಿನ್ನೆ ತಾನೆ ಪರಿಸರ ದಿನಾಚರಣೆ ಕಾರ್ಯಕ್ರಮಕ್ಕೆ ಹೋಗಿದ್ವಿ ತಾನೆ?
2: ಹಾ, ಹೋಗಿದ್ದು.
1: ಅಲ್ಲಿ ಪ್ಲಾಸ್ಟಿಕ್ ಬಳಕೆಯಿಂದ ಎಷ್ಟು ತೊಂದರೆ ಆಗುತ್ತೆ ಅಂತ ಹೇಳಿದ್ರಲ್ವಾ?
2: ಹಾ, ಹೇಳಿದ್ರು.
1: ಮತ್ತೆ ಅದೇ ತಪ್ಪು ಮಾಡಿದ್ರೆ ಹೆಂಗೆ?
2: ಹೌದು ಕಣೆ, ಕ್ಷಮಿಸ್ಬಿಡು, ಎಲ್ಲ ಅಭ್ಯಾಸ ಬಲ.
1: ಹೌದೌದು, ಎಲ್ಲ ಅಭ್ಯಾಸ ಬಲನೆ. ಇವತ್ತಿಂದಲಾದ್ರೂ ಮನೆಯಿಂದ ಬಟ್ಟೆ ಬ್ಯಾಗ್ ತಗೊಂಡು ಹೋಗೋದ್ನ ಅಭ್ಯಾಸ ಮಾಡ್ಕೊಳ್ಳಿ.
2: ಸರಿ ಕಣೆ, ಆಯ್ತು. ಇವತ್ತಿಂದ ಎಲ್ಲರೂ ಬಟ್ಟೆ ಬ್ಯಾಗ್ ಅನ್ನೇ ಬಳಸೋಣ.
3: ಪ್ಲಾಸ್ಟಿಕ್ ಒಂದು ಕೊಳೆಯದೇ ಇರುವಂತಹ ವಸ್ತು. ಇದು ನಮ್ಮ ದೇಹ ಸೇರಿದ್ರೆ ಕ್ಯಾನ್ಸರ್ನಂತಹ ಕಾಯಿಲೆಗಳು ಬರುತ್ತೆ. ಆಹಾರ ತ್ಯಾಜ್ಯದಲ್ಲಿ ಪ್ಲಾಸ್ಟಿಕ್ ಇದ್ರೆ ಪ್ರಾಣಿ ಪಕ್ಷಿಗಳು ಇದನ್ನು ತಿನ್ನುವ ಸಾಧ್ಯತೆ ಇರುತ್ತೆ. ಆದ್ರಿಂದ ಪ್ಲಾಸ್ಟಿಕ್ ಅನ್ನು ನಿಷೇಧಿಸೋಣ. ಪರಿಸರ ಸ್ನೇಹಿ ಬಟ್ಟೆ ಬ್ಯಾಗ್, ಪೇಪರ್ ಬ್ಯಾಗ್ಗಳನ್ನು ಬಳಸೋಣ. ಇದು ಸಾರ್ವಜನಿಕ ಹಿತಾಸಕ್ತಿಗಾಗಿ ಜನಧ್ವನಿಯ ಕಳಕಳಿ.

0: ಎಂಬ ವಿಷಯದ ಕುರಿತು ಕುಮಾರಸ್ಫೂರ್ತಿ ರವರು ನಡೆಸಿಕೊಡುವ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಪ್ರೀತಿಯ ಚಿನ್ನಧ್ವನಿ ಕೇಳುಗರಿಗೆ ನಮಸ್ಕಾರ. ನಾನು ನಿಮ್ಮ ಬಾನುಲಿ ಗೆಳತಿ ಸ್ಫೂರ್ತಿ ಸರಕೂರು. ಕೇಳುಗರ, ವಿಜ್ಞಾನ ವಸ್ಮಯ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ಕೇಳುಗರ, ಇವತ್ತಿನ ನಮ್ಮ ವಿಜ್ಞಾನ ವಸ್ಮಯ ಕಾರ್ಯಕ್ರಮದಲ್ಲಿ ಮೂರು ಹೃದಯ, ಒಂಬತ್ತು ಮಿದುಳು ಮತ್ತು ನೀಲಿ ರಕ್ತವನ್ನ ಹೊಂದಿರುವ ಪ್ರಾಣಿ ಆಕ್ಟೋಪಸ್ ಎಂಬ ವಿಷಯದ ಬಗ್ಗೆ ಮಾಹಿತಿಯನ್ನ ತಿಳಿಯೋಣ. ಕಡಲಿನೊಳಗೆ ಜೀವಿಸುವ ಈ ಪ್ರಾಣಿ ಕುತೂಹಲಕಾರಿ ಹಾಗೂ ವಿಚಿತ್ರ ಪ್ರಾಣಿಗಳಲ್ಲಿ ಒಂದು ಎಂದು ಪರಿಗಣಿಸಲ್ಪಡುತ್ತದೆ. ಆಕ್ಟೋಪಸ್ ಪ್ರಾಣಿ ಎಂಟು ಕಾಲುಗಳನ್ನು ಹೊಂದಿದ್ದು ಇದರ ಕಾಲುಗಳ ಚಲನೆಯನ್ನು ನೋಡುವುದು ಬಲು ಮನಮೋಹಕ. ಕಾಲುಗಳು ಚಲನೆಯ ಜೊತೆಗೆ ಆಹಾರ ಸಂಗ್ರಹಿಸಲು ನೆರವಾಗುತ್ತದೆ. ಆಕ್ಟೋಪಸ್ಗಳು ವಿಶಾಲವಾದ ಸಮುದ್ರದಲ್ಲಿ ದಿನದ ಬಹುಪಾಲು ಸಮಯ ಆಹಾರದ ಬೇಟಿಗಾಗಿ ಸಂಚರಿಸುತ್ತಿರುವುದರಿಂದ ಒಂದೇ ಕಡೆ ನೆಲೆ ನಿಲ್ಲುವುದು ಬಹಳ ಅಪರೂಪ. ಕನಿಷ್ಠ 8-10 ದಿನಗಳಿಗೆ ಒಮ್ಮೆ ಅವು ತಮ್ಮ ಆವಾಸ ಸ್ಥಾನವನ್ನು ಬದಲಿಸುತ್ತವೆ. ಕಸದ ರಾಶಿಗಳು, ಕಲ್ಲಿನ ಪೊಟರೆಗಳು, ಮರಳಿನ ದಿಬ್ಬಗಳು ಮುಂತಾದ ಭೂಪ್ರದೇಶವನ್ನು ತಮ್ಮ ನೆಲೆಯಾಗಿಸಿಕೊಳ್ಳುತ್ತವೆ. ಆಕ್ಟೋಪಸ್ ಬಗ್ಗೆ ಸಾಮಾನ್ಯವಾಗಿ ಕೆಲವೊಂದು ವಿಷಯಗಳು ಗೊತ್ತೇ ಇರುತ್ತವೆ. ಆದರೆ ಆಕ್ಟೋಪಸ್ ಪ್ರಾಣಿಗಳಿಗೆ ಬೇರೆ ಪ್ರಾಣಿಯಂತೆ ಒಂದು ಹೃದಯವಿದೆ ಅಥವಾ ಒಂದಕ್ಕಿಂತ ಹೆಚ್ಚು ಹೃದಯವಿದೆಯೋ ಎಂಬ ಮಾಹಿತಿ ಇನ್ನೂ ಸ್ಪಷ್ಟವಾಗಿ ಯಾರಿಗೂ ತಿಳಿದು ಬಂದಿಲ್ಲ. ಅಚ್ಚರಿಯಾದರೆ ಇದೇ ಸತ್ಯ, ಆಕ್ಟೋಪಸ್ಗಳಿಗೆ ಮೂರು ಹೃದಯಗಳಿವೆ. ಕೇವಲ ಮೂರು ಹೃದಯ ಮಾತ್ರವಲ್ಲ, ಒಂಬತ್ತು ಮೆದುಳು ಮತ್ತು ನೀಲಿ ರಕ್ತವಿದೆ. ಎರಡು ಹೃದಯಗಳು ಕಿವಿಗಳಿಗೆ ರಕ್ತವನ್ನು ಪಂಪ್ ಮಾಡುತ್ತವೆ. ಇನ್ನು ಉಳಿದ ಹೃದಯವು ದೇಹದ ಉಳಿದ ಭಾಗಗಳಿಗೆ ರಕ್ತವನ್ನು ಪರಿಚಲಿಸುತ್ತದೆ. ನರಮಂಡಲದ ಒಂದು ಕೇಂದ್ರ ಮೆದುಳಿನ ಮತ್ತು ಚಲನೆಯನ್ನು ನಿಯಂತ್ರಿಸುವ ದೊಡ್ಡ ಗ್ಯಾಂಗಿಯನ್ ಅನ್ನು ಒಳಗೊಂಡಿದೆ. ಆಕ್ಟೋಪಸ್ ಆಕ್ಟೋಪಾಡ ಅಂದರೆ ಜಾತಿಯ ಸೆಫಾಲೋಫೋಡಾ ವರ್ಗಕ್ಕೆ ಸೇರಿದ ಜಲಚರವಾಗಿದೆ. ಆಕ್ಟೋಪಸ್ಗಳಿಗೆ ಎರಡು ಕಣ್ಣು ಮತ್ತು ನಾಲ್ಕು ಜೊತೆಯ ಬಾಹುಗಳಿದ್ದು ಇತರೆ ಸಫಾಲೋಫೋಡ್ಗಳಂತೆಯೇ ದ್ವಿಪಾರ್ಶ್ವ ಸಮಾನತೆ ಕಂಡುಬರುತ್ತದೆ. ಆಕ್ಟೋಪಸ್ಗೆ ಗಟ್ಟಿಯಾದ ಕೊಕ್ಕು ಇದ್ದು ಅದರ ಬಾಯಿಯ ಬಾಹುಗಳ ಕೇಂದ್ರ ಭಾಗದಲ್ಲಿ ಇರುತ್ತದೆ. ಸಾಮಾನ್ಯವಾಗಿ ಎಲ್ಲ ಆಕ್ಟೋಪಸ್ಗಳಿಗೂ ಒಳಗಿನ ಅಥವಾ ಹೊರಗಿನ ಅಸ್ಥಿ ಪಂಚರವಿಲ್ಲದ ಕಾರಣ ಬಹಳ ಕಿರಿದಾದ ಜಾಗಗಳಲ್ಲೂ ಅದು ನುಸುಳಲು ಅನುಕೂಲವಾಗುತ್ತದೆ. ಆಕ್ಟೋಪಸ್ಗಳು ಬಹಳ ಬುದ್ಧಿವಂತ ಜಲಚರಗಳು, ಪ್ರಾಯಶಃ ಅಕಶೇರುಕಗಳಲ್ಲಿಯೇ ಅತ್ಯಂತ ಬುದ್ಧಿಯುಳ್ಳ ಜೀವಿಗಳು. ಆಕ್ಟೋಪಸ್ಗಳು ಸಮುದ್ರದ ವಿವಿಧ ಪ್ರದೇಶಗಳಲ್ಲಿ ವಿಶೇಷವಾಗಿ ಹವಳದ ಬಂಡೆಗಳ ಸಾಲುಗಳಲ್ಲಿ ವಾಸಿಸತೊಡಗುತ್ತವೆ. ಆಕ್ರಮಣಕಾರಿ ವಿರುದ್ಧ ರಕ್ಷಿಸಿಕೊಳ್ಳಲು ಅವು ಅಡಗಿಕೊಳ್ಳುತ್ತವೆ ಮತ್ತು ತಲೆ ತಪ್ಪಿಸಿಕೊಳ್ಳುತ್ತವೆ. ಒಂದು ರೀತಿಯ ಇಂಕನ್ನು ರಕ್ಷಿಸಿಕೊಳ್ಳಲು ಉಗುಳುತ್ತವೆ ಅಥವಾ ಬಣ್ಣ ಬದಲಿಸಿ ತಪ್ಪಿಸಿಕೊಳ್ಳುತ್ತವೆ. ಒಂದು ಆಕ್ಟೋಪಸ್ ಈಜುತ್ತಾ ಹೋದಂತೆ ತನ್ನ ಎಂಟು ತೋಳುಗಳನ್ನು ತನ್ನ ಹಿಂದೆ ಎಳೆದುಕೊಂಡು ಹೋಗುತ್ತದೆ. ಈ ಎಲ್ಲ ಆಕ್ಟೋಪಸ್ಗಳು ವಿಷಮಯವಾದವುಗಳು. ಆದರೆ ಕೇವಲ ನೀಲಿ ಉಂಗುರದ ಆಕ್ಟೋಪಸ್ಗಳು ಮಾನವರಿಗೆ ಪ್ರಾಣಘಾತುಕವಾದವು. ಈ ಪ್ರಾಣಿಯು ಎಂಟು ಕಾಲುಗಳ ಕೆಳಭಾಗದಲ್ಲಿ ಹೀರು ಬಟ್ಟಲುಗಳಿರುತ್ತವೆ. ಅವುಗಳಲ್ಲಿ ರುಚಿಗ್ರಾಹಕ ಜೀವಕೋಶಗಳಿರುತ್ತವೆ. ಈ ಕೋಶಗಳ ಸಹಾಯದಿಂದ ಆಕ್ಟೋಪಸ್ ತನ್ನ ಕಾಲಿನಿಂದ ಮುಟ್ಟುವ ವಸ್ತುವಿನ ರುಚಿಯನ್ನು ತಿಳಿಯುತ್ತದೆ. ಆಕ್ಟೋಪಸ್ಗಳ ಜೀವಿತ ಅವಧಿ ಕೇವಲ 3-5 ವರ್ಷಗಳು ಮಾತ್ರ. ಕೇವಲ 6 ತಿಂಗಳು ಬದುಕುವ ಪ್ರಭೇದಗಳು ಇವೆ. ಅವುಗಳಲ್ಲಿನ ವೈವಿಧ್ಯತೆಯ ಅನುಗುಣವಾಗಿ ಸುಮಾರು 300 ಪ್ರಭೇದಗಳನ್ನು ಜೀವಿ ವಿಜ್ಞಾನಿಗಳು ಗುರುತಿಸಿದ್ದಾರೆ. ಅಕಶೇರುಕ ಗುಂಪಿಗೆ ಸೇರಿದ ಈ ಪ್ರಾಣಿಗಳಲ್ಲಿ ಇವು ಅತಿ ಬುದ್ಧಿವಂತ ಎಂಬುದು ಜೀವಶಾಸ್ತ್ರಜ್ಞರ ಅಭಿಪ್ರಾಯವಾಗಿದೆ. ಕೇಳುಗರ, ಕೇಳಿದ್ರಲ್ಲ, ಇಷ್ಟು ನಮ್ಮ ವಿಜ್ಞಾನ ವಿಸ್ಮಯ ಕಾರ್ಯಕ್ರಮದಲ್ಲಿ ಮೂರು ಹೃದಯ, ಒಂಬತ್ತು ಮಿದುಳು ಮತ್ತು ನೀಲಿ ರಕ್ತವನ್ನ ಹೊಂದಿರುವ ಪ್ರಾಣಿ ಆಕ್ಟೋಪಸ್ ಎಂಬ ವಿಷಯದ ಬಗ್ಗೆ ಮಾಹಿತಿಯನ್ನ ಕೇಳ್ತಾ ಇದ್ರಿ. ಇಲ್ಲಿಗೆ ಇವತ್ತಿನ ವಿಜ್ಞಾನ ವಿಸ್ಮಯ ಕಾರ್ಯಕ್ರಮವನ್ನ ಮುಕ್ತಾಯ ಮಾಡೋಣ. ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ವಿಜ್ಞಾನ ವಿಸ್ಮಯ ಕಾರ್ಯಕ್ರಮದಲ್ಲಿ ಮತ್ತೆ ಭೇಟಿಯಾಗೋಣ ಅಂತ ಹೇಳ್ತಾ ಅಲ್ಲಿಯವರೆಗೂ ಕೇಳ್ತಾ ಇರಿ ಚಿನ್ನಧ್ವನಿ. ಇದು ನಿಮ್ಮ ಧ್ವನಿ, ನಿಮ್ಮ ಊರಿನ ಧ್ವನಿ, ಚಿನ್ನಧ್ವನಿ. ನಮಸ್ಕಾರ. ಕೇಳುಗರೆ, ಇದುವರೆಗೂ ವಿಜ್ಞಾನ ವಿಸ್ಮಯ ಕಾರ್ಯಕ್ರಮದಲ್ಲಿ ಮೂರು ಹೃದಯ, ಒಂಬತ್ತು ಮಿದುಳು,
1: ಮತ್ತು ನೀಲಿ

ಸ್ನೇಹಿತರೆ, ಅಜ್ಞಾನವೆಂಬ ಕತ್ತಲೆಯನ್ನು ಕಳೆದು ಬದುಕಿನಲ್ಲಿ ಸುಜ್ಞಾನವೆಂಬ ಜ್ಯೋತಿಯನ್ನು ಬೆಳಗಿಸಲು ಬನ್ನಿ ಕೇಳೋಣ ಕರುಣಾಳು ಬಾಬೆಳಕೆ, ಕರುಣಾಳು ಬಾಬೆಳಕೆ, ಕರುಣಾಳು ಬಾಬೆಳಕೆ, ಕರುಣಾಳು.

ಇನ್ನೊಂದು ಬಹಳ ಚಂದದ ಕತೆ ನಮ್ಮ ಡಿ ವಿ ಜಿ ಇದನ್ನು ಹೇಳಿದಂತ ಕತೆ. ಒಬ್ರು ಶ್ರೀಮಂತರು ಮದ್ರಾಸಲ್ಲಿ ಒಂದು ದೊಡ್ಡ ಮನೆ ಕಟ್ಟಿಸಿದ್ರು, ಅರಮನೆ ಅಂತ ಮನೆ. ಎಲ್ಲ ವ್ಯವಸ್ಥೆ ಚಂದ ಮಾಡಿದ್ರು, ಅಲಂಕಾರ ಮಾಡಿದ್ರು, ಯಜಮಾನರಿಗೆ ಸೌಕರ್ಯಕ್ಕೆ ಏನೇನು ಬೇಕಾಗಿತ್ತು ಎಲ್ಲ ಅಲಂಕಾರಗಳನ್ನು ಮಾಡಿಕೊಂಡ್ರು. ಮದ್ರಾಸಲ್ಲಿ ನೀರಿಲ್ಲದೆ ಬದುಕೋಕ್ಕಾಗತ್ತಾ? ಮನೆ ಕಟ್ಟೋ ಹೊತ್ತಿಗೆ ಹಿಂದೆ ಬಾವಿ ತೆಗೆದ್ರು, ಮನೆ ಕಟ್ಟೋ ನೀರು ಬೇಕಲ್ಲ, ಏನು ಪುಣ್ಯನೋ ಏನೋ ಇವ್ರದು. 50 ಅಡಿ ಬಾವಿ ತೆಗೆದಾಗ ಸೊಗಸಾದ ನೀರು ಬಂತು, ಅದನ್ನು ಸಿಹಿ ನೀರು. ಸಂತೋಷ, ಖುಷಿ ಇದೆಯಾ, ಆ ನೀರಿತ್ತಲ್ಲ ಅಂಥೇಳಿ ಮನೆ ಕಟ್ಟಿಸಿದ್ರು, ಸಂಭ್ರಮವಾಗಿದ್ದರು. ಮನೆ ವರ್ಷದಲ್ಲಿ ಒಂದು 5-6 ವರ್ಷ ತುಂಬ ಚೆನ್ನಾಗಿ ಬದುಕಿದ್ರು ಜನ. ಮುಂದೇನಾಯ್ತೋ, ಯಾರೋ ಬೋರ್ವೆಲ್ ತೆಗೆಸಿದ್ರು ಏನೋ ಗೊತ್ತಾಗಲಿಲ್ಲ, ನಿಧಾನವಾಗಿ ಬಾವಿಯಲ್ಲಿ ನೀರು ಕಮ್ಮಿ ಆಗ್ತಾ ಬಂತು. ಮನೆಯವರು ಚಿಂತೆ ಆಯಿತು, ನೀರಿಲ್ಲದೆ ಮನೆಯಲ್ಲಿ ಹೆಂಗಿರೋಕ್ಕಾಗ್ತದೆ. 1-2 ವರ್ಷಗಳಲ್ಲಿ ಬಾವಿ ಪೂರ್ತಿ ಒಣಗಿ ಹೋಯ್ತು, ನೆಲ ಕಾಣಿಸೋಕೆ ಶುರು ಆಯಿತು. ನೀರಿಲ್ಲದೆ ಬದುಕೋಕ್ಕಾಗಲ್ಲ ಅಂಥೇಳಿ ಮನೆಯಲ್ಲಿ ದೀರ್ಘ ಚರ್ಚೆ ಮಾಡಿ ಈ ಮನೆಯನ್ನು ಮಾರಿಬಿಟ್ಟು ಬೇರೆ ಕಡೆ ಹೋಗೋಣ ಅಂತ ತೀರ್ಮಾನ ಮಾಡಿದರು. ತೀರ್ಮಾನ ಸರಿ ಸ್ವಾಮಿ, ನೀರಿಲ್ಲದ ಮನೆ ತಗೊಳ್ಳೋರು ಯಾರು, ದುಡ್ಡು ಬರೋದು ಹೇಗೆ, ಯಾರ್ಯಾರಿಗೂ ಹೇಳಿ ನೋಡಿದ್ರು ಏನೂ ಪ್ರಯೋಜನ ಆಗಲಿಲ್ಲ. ಕೊನೆಗೊಬ್ಬ ಏಜೆಂಟ್ ಬಂದ, ಮನೆಯೆಲ್ಲ ನೋಡ್ದ, ನನಗೆ ಕಮಿಷನ್ ಕೊಡೋದಾದರೆ ನಿಮ್ಗೆ ಒಳ್ಳೆ ದರದಲ್ಲಿ ಮಾಡಿಸ್ಕೊಡ್ತೀನಿ ಅಂತ ಹೇಳ್ದ. ಅಪ್ಪ ಇನ್ನೇನು ಮಾಡ್ತಾರೆ ಯಜಮಾನರು, ಅನಿವಾರ್ಯವಾಗಿ ಒಪ್ಕೊಂಡ್ರು, ಇಷ್ಟು ಕೊಡಿಸ್ಬಿಡಪ್ಪ ಹೆಚ್ಚಿಗೆ ಬಂದನೆ ತಗೋ ಅಂದರು. ಮರುದಿನ ಏನು ಮಾಡಿದ್ ಗೊತ್ತಾ ಏಜೆಂಟು, ನೋಡಿ ಸ್ವಾಮಿ ಹೆಂಗಿರ್ತಾರೆ ಜನ, ಏನು ಮಾಡಿದೆ ಗೊತ್ತಾ, ನೀರಿನ ಟ್ಯಾಂಕರ್ ಇರ್ತಾವಲ್ಲ ಟ್ಯಾಂಕರಲ್ಲಿ ತಂದು ಸಿಹಿ ನೀರು ತಂದು ಆ ಬಾವಿ ತುಂಬಿಸ್ದ. ಎಷ್ಟರ ಮಟ್ಟಿಗೆ ಕೈ ಹಾಕಿದ ನೆಲಕ್ಕೆ ಬೇಕು ಅಷ್ಟು ಎತ್ತರವರೆಗೂ ನೀರು ತುಂಬಿಸ್ದ. ಅಷ್ಟೇ ಅಲ್ಲ, 2 ಮೂಟೆ ಕಲ್ಸಕ್ಕರೇನು ಹಾಕ್ಸ್ದ. ತುಂಬ ಸಿಹಿಯಾಗಿತ್ತು ನೀರು. ಸಂಜೆಗೆ ಮನೆ ತೋರಿಸ್ಬೇಕು ಅಂತ ಗಿರಾಕಿಗಳನ್ನು ಕರ್ಕೊಂಬಂದ. ಮನೆ ತುಂಬ ಚೆನ್ನಾಗಿರೋದ್ರಿಂದ ಅವ್ರಿಗೇನು ತಕರಾರಿಲ್ಲ, ಮನೆ ಚೆನ್ನಾಗಿದೆ, ಅದು ನೀರು ಹೇಗೆ ಅಂತ ಕೇಳಿದ್ರು ಏಜೆಂಟನ್ನು. ಅವನು ಹೇಳ್ದ, ಬನ್ನಿ ಸ್ವಾಮಿ, ಇಲ್ಲಿ ಮನೆಯಲ್ಲಿರುವಂಥ ನೀರು ಎಲ್ಲಿ ಸಿಗ್ತದೆ, ನಿಮ್ಮ ಮನೆ ತೋರಿಸ್ತೀನಿ ಬನ್ನಿ. ಮನೆ ಕರ್ಕೊಂಡೋದ ಹಿಂದೆ, ಬಾವಿ ಕರ್ಕೊಂಡವ್ರ ಆಶ್ಚರ್ಯ, ಬಾವಿಯಲ್ಲಿ ಅದು ಮದ್ರಾಸ್ನಲ್ಲಿ ಇಷ್ಟು ನೀರು ಮೇಲೆ ಇರ್ತದ, ಅದು ಕೈ ನೆಲ್ಕೋ ಅಷ್ಟು. ಏಜೆಂಟ್ ಹೇಳ್ದ, ನೀರು ನೋಡಬೇಡಿ, ಕುಡಿದು ನೋಡಿ, ಅಮೃತ ಇದ್ದಂಗಿದೆ ಅಂದ. ಒಂದು ಲೋಟದಲ್ಲಿ ಹಾಕಿಕೊಟ್ಟ, ಕುಡಿದ್ರು ಅಮೃತನೇ. ಮನೆ ಒಪ್ಪಿಗೆ ಆಯ್ತು, ಒಳ್ಳೆ ದರ ಸಿಕ್ತು, ಏಜೆಂಟನ ಕೈ ತುಂಬ ಕಮಿಷನ್ ಸಿಕ್ತು. 2ನೇ ದಿವಸಕ್ಕೆ ಹೊಸ ಯಜಮಾನರು ಬಂದು ಸೇರಿಕೊಂಡ್ರು. ಯಜಮಾನರು ಬರೋ ಹಿಂದಿನ ದಿವಸ, ಹೊಸ ಮನೆ ಯಜಮಾನರು ಬರೋ ಹಿಂದಿನ ದಿವಸ ಮತ್ತೆ ಇವ್ರು ನೀರು ತುಂಬಿಸಿ, ಪೂರ್ತಿ ತುಂಬಿಸಿ ಅದಕ್ಕೆಲ್ಲ ಕಲ್ಸಕ್ಕೆ ಹಾಕಿಟ್ಬಿಟ್ಟಿದ್ದ. 1 ವಾರ ಆಗೋ ಹೊತ್ತಿಗೆ ಬಾವಿ ನೀರು ಕೆಳಗಿಳಿತು, 10 ದಿವಸದಲ್ಲಿ ನೆಲ ಕಾಣಿಸ್ತು. ಯಜಮಾನರು ಗಾಬರಿಯಾಗಿ ಏಜೆಂಟನ್ನ ಕರೆಸಿದ್ರು, ಏನೋ ಬಾವಿ ನೋಡೋ, ನೀರಿತ್ತಲ್ಲೋ ಹಿಂಗಾಗ್ತಲ್ಲ ಅಂದರು. ಅವನು ಬುದ್ಧಿವಂತ, ಇವ್ರಿಗಿಂತ ಗಾಬರಿ ಆದಂಗೆ ನಟನೆ ಮಾಡಿ, ಅಯ್ಯೋ ಸ್ವಾಮಿ ಏನು ನಿಮ್ಮ ಕಾಲ್ಗುಣ, 10-6 ವರ್ಷಗಳಿಂದ ಅಮೃತದಂಗಿತ್ತಲ್ಲ ನೀರು, ನೀವು ಬಂದೋಣ ಬಂದು ಬತ್ತಿ ಹೋತ್ತಲ್ಲ ನೀವು ಬಂದಮೇಲೆ, ಏನು ನಿಮ್ಮ ಕಾಲ್ಗುಣ, ಏನು ದೈವಾನು ಅಂತ ಅವ್ರಿಗಿಂತ ಹೆಚ್ಚು ಗೊಳ್ಳಾಡ್ಬಿಟ್ಟ. ಅದನ್ನು ಡಿ ವಿ ಜಿ ಭಾಳ ಚೆಂದ ಹೇಳ್ತಾರೆ, ತುಂಬಿಸಿದ ನೀರು ಎಷ್ಟು ದಿನ ಬಂದಿತ್ತು ಅಂತ. ಒಳಗಿನಿಂದ ಚಿಲುಮೆ ಒಂದೇ ಸಲ ಉಕ್ಕುತ್ತಾ ಇದ್ದರೆ ಅದು ಜೀವಂತ ಬಾವಿ, ಇದು ನೀರಿನ ಟ್ಯಾಂಕ್. ಅದು ನಮ್ಮ ಜೀವನನೂ ಅಷ್ಟೇ ಸ್ವಾಮಿ, ಒಳಗಿನಿಂದ ಉತ್ಸಾಹದ ಪ್ರೇಮದ ಚೈತನ್ಯದ ಹೊರತೆ ಉಕ್ಕುತ್ತಾ ಇದ್ದರೆ ನಮ್ಮ ಜೀವನ ಅನ್ನೋದು ಸಡಗರದ ಮೆರವಣಿಗೆ ಆದಂಗೆ ಆಗ್ತದೆ. ಇಲ್ಲದೆ ಅದು ಮತ್ತೊಬ್ರಿಗೆ ಏನು ಕೊಟ್ಟಿತ್ತ ಜೀವ, ಕೆಲವರು ಇರ್ತಾರೆ ಅವ್ರಿಗೆ ಬೇರೆಯವ್ರು ಸದಾ ಉತ್ಸಾಹ ತುಂಬ್ತಿರ್ಬೇಕು, ಬೇರೆಯವ್ರು ತುಂಬಬೇಕು, ಇದೇ ಕುಸು ಕುಸು ನಮ್ಗೆ ಯಾರು ಸ್ಫೂರ್ತಿ ಕೊಡೋರೇ ಇಲ್ಲ. ಏನು ಫುಟ್ಬಾಲ ನೀವು ಹಾಗಾಗಿ ಹವಾ ಹಾಕ್ಸ್ಕೊಂಬರೋದಕ್ಕೆ, ಒಳಗಿಂದ ಬರಬೇಕು, ಹೊರತಾಗಿ ಹೊರಗಿಂದ ಬಂದ್ರೆ ಉಳಿಯಲ್ಲ ಅದು. ಅದಕ್ಕೆ ಹೇಳ್ತಾರೆ, ನಾವೇನು ಒಣ ಬಾವಿನೇ ಬೇರೆಯವ್ರು ನೀರು ತಂದು ತುಂಬೋದಕ್ಕೆ, ನಮ್ಮನ್ನು ನಾವೇ ಹುರಿದುಂಬಿಸ್ಕೊಳ್ಬೇಕು, ಕಷ್ಟಗಳು ಬರಲಿ ಎದುರಿಸೋಣ, ಆದರೆ ನಗೆ ಜೀವನೋತ್ಸಾಹ.

0: ಕೇಳುಗರೆ, ಇದುವರೆಗೂ ಡಾಕ್ಟರ್ ಗುರುರಾಜ ಕರ್ಜಗೀರವರು ಪ್ರಸ್ತುತಪಡಿಸಿದ ಕರುಣಾಳು ಬಾವಿಳಕೆ ಕಾರ್ಯಕ್ರಮವನ್ನ ಕೇಳಿದ್ರಿ. ಎಲ್ಲರಿಗೂ ನಮಸ್ಕಾರ. ಪ್ರಿಯ ಕೇಳುಗರೆ, ನೀವು ಕೇಳುತ್ತಿದ್ದೀರಿ ಜನಧ್ವನಿ ಸಮುದಾಯ ರೇಡಿಯೋ ಕೇಂದ್ರ 90.8 ಕಂಪನಾಂಕದಲ್ಲಿ ಸರಗೂರಿನಿಂದ ಪ್ರಸಾರವಾಗುತ್ತಿದೆ. ನಾನು ನಿಮ್ಮ ಬಾನುಲಿ ಗೆಳತಿ ಅನಿತಾ ಸರಗೂರು. ಭಾರತ ಸರ್ಕಾರ ಎಲೆಕ್ಟ್ರಾನಿಕ್ ಮತ್ತು ಮಾಹಿತಿ ತಂತ್ರಜ್ಞಾನ ಸಚಿವಾಲಯದ ಮಾಹಿತಿ ಭದ್ರತಾ ಶಿಕ್ಷಣ ಕಾರ್ಯಕ್ರಮದಡಿಯಲ್ಲಿ ಇಂದು ನಾವು ಒಂದು ಬಹಳ ಮುಖ್ಯ ವಿಷಯದ ಬಗ್ಗೆ ಮಾತನಾಡುತ್ತಿದ್ದೇವೆ. ಅದು ಫಿಶಿಂಗ್. ಫಿಶಿಂಗ್ ಅಂದರೆ ಏನು, ಇದರಿಂದ ಯಾವ ರೀತಿಯ ತೊಂದರೆಗಳು ಆಗುತ್ತದೆ ಎಂಬುದರ ಬಗ್ಗೆ ಮಾಹಿತಿಯನ್ನ ತಿಳಿಯೋಣ.
1: ಫಿಶಿಂಗ್ ಅಂದರೆ ಇಂಟರ್ನೆಟ್ನಲ್ಲಿ ಮೋಸ ಮಾಡಿ ನಿಮ್ಮ ವೈಯಕ್ತಿಕ ಮಾಹಿತಿ ಪಡೆಯುವ ಪ್ರಕ್ರಿಯೆ. ಉದಾಹರಣೆಗೆ, ನಿಮ್ಮ ಬ್ಯಾಂಕ್ ಖಾತೆ ವಿವರಗಳು, ಪಾಸ್ವರ್ಡ್ಗಳು, ಕ್ರೆಡಿಟ್ ಕಾರ್ಡ್ ಸಂಖ್ಯೆಗಳು ಮುಂತಾದವುಗಳ ಬಗ್ಗೆ ಮೋಸ ಮಾಡುವುದು.
2: ಫಿಶಿಂಗ್ ಅಷ್ಟು ಅಪಾಯಕಾರವೇ? ನಾವು ದಿನವೂ ಮೊಬೈಲ್, ಇಮೇಲ್ ಬಳಸುತ್ತೇವೆ. ಫಿಶಿಂಗ್ ಯಾವ ರೀತಿಯಲ್ಲಿ ನಡೆಯುತ್ತದೆ?
1: ಪ್ರಧಾನವಾಗಿ ಮೂರು ರೀತಿಯ ಫಿಶಿಂಗ್ ಇದೆ. ಮೊದಲನೆಯದು ಇಮೇಲ್ ಫಿಶಿಂಗ್. ಅಂದರೆ ನೀವು ಬಿಗ್ ಬ್ಯಾಂಕ್ ಅಥವಾ ಖಾತೆ ಸಂಸ್ಥೆಯಿಂದ ಬಂದಂತೆ ಕಾಣುವ ಇಮೇಲ್. ಅದು ಲಿಂಕ್ ಕ್ಲಿಕ್ ಮಾಡಲು ಹೇಳುತ್ತದೆ, ಆದರೆ ಅದು ನಕಲಿ ಲಿಂಕ್ ಆಗಿರುತ್ತದೆ. ಎರಡನೆಯದು SMS ಅಥವಾ ಮೆಸೆಂಜರ್ ಫಿಶಿಂಗ್ ಅಥವಾ ಸ್ಮಿಶಿಂಗ್. ಅಂದರೆ ಸಂದೇಶದಲ್ಲಿ ನಿಮ್ಮ ಪಾಸ್ವರ್ಡ್ ಅಥವಾ OTP ಹಾಕುವಂತೆ ಕೇಳಲಾಗುತ್ತದೆ. ಮೂರನೆಯದು ಫೇಕ್ ವೆಬ್ಸೈಟ್ ಫಿಶಿಂಗ್. ಅಂದರೆ ನಕಲಿ ವೆಬ್ಸೈಟ್ ನಿಮ್ಮ ಲಾಗಿನ್ ವಿವರಗಳನ್ನು ಕಳ್ಳತನ ಮಾಡಲು ತಯಾರಾಗಿರುತ್ತದೆ.
2: ಹೌದು, ಇವುಗಳನ್ನು ಗಮನಿಸದೇ ಇದ್ದರೆ ದೊಡ್ಡ ತೊಂದರೆ ಆಗಬಹುದು. ನಾವು ಹೇಗೆ ಇವುಗಳಿಂದ ಎಚ್ಚರಿಕೆಯಿಂದ ಇರಬೇಕು?
1: ಇದಕ್ಕೆ ಕೆಲವು ಸುಲಭ ವಿಧಾನಗಳಿವೆ. ಯಾವುದೇ ಲಿಂಕ್ ಮೇಲೆ ಕ್ಲಿಕ್ ಮಾಡುವ ಮೊದಲು ಪರಿಶೀಲಿಸಿ, ಅದು ನಿಜವಾದ ವೆಬ್ಸೈಟ್ ಲಿಂಕ್ ಆಗಿದೆಯೇ ಎಂದು ಪರಿಶೀಲಿಸಿಕೊಳ್ಳಿ. ಯಾರಾದರೂ ನಿಮ್ಮ ಪಾಸ್ವರ್ಡ್ ಅಥವಾ OTP ಕೇಳಿದರೆ ನೇರವಾಗಿ ನಿಮ್ಮ ಬ್ಯಾಂಕ್ ಅಥವಾ ಸಂಸ್ಥೆಗೆ ಕರೆ ಮಾಡಿ. ಪಾಸ್ವರ್ಡನ್ನು ಬದಲಾವಣೆ ಮಾಡಿಕೊಳ್ಳಿ ಮತ್ತು ಪ್ರತಿ ವೆಬ್ಸೈಟ್ಗೆ ವಿಭಿನ್ನ ರೀತಿಯ ಪಾಸ್ವರ್ಡ್ಗಳನ್ನು ಉಪಯೋಗಿಸಿ. ಪಬ್ಲಿಕ್ ವೈಫೈ ಬಳಸುವಾಗ ಬ್ಯಾಂಕ್ ಅಥವಾ ವೈಯಕ್ತಿಕ ಕರೆಗಳನ್ನು ಮಾಡಬೇಡಿ. ಆಧುನಿಕ ಅಂತಿಮ ಸಂರಕ್ಷಣೆ ಅಂದರೆ ಆಂಟಿವೈರಸ್ ಅಥವಾ ಸೆಕ್ಯುರಿಟಿ ಸಾಫ್ಟ್ವೇರ್ಗಳನ್ನು ಉಪಯೋಗಿಸಿ.
2: ಹಾಗಾದರೆ ಫಿಶಿಂಗ್ ಒಂದು ಡಿಜಿಟಲ್ ಚತುರಕರ್ಮ ಎಂಬಂತೆ. ಇದನ್ನು ಮಾಡುವಾಗ ಎಚ್ಚರಿಕೆಯೊಂದಿಗೆ ನಡೆದುಕೊಂಡರೆ ಮಾತ್ರ ತಪ್ಪಿಸಬಹುದು.
1: ನಾವು ಅರಿವು ಮೂಡಿಸುವ ಮೂಲಕ ನಮ್ಮ ಕುಟುಂಬ, ಸ್ನೇಹಿತರು ಮತ್ತು ಸಹೋದ್ಯೋಗಿಗಳನ್ನು ಸಹ ರಕ್ಷಿಸಬಹುದು.
2: ಹೌದು ಸ್ಮಿತ್, ನಿಮ್ಮ ಸ್ನೇಹಿತರಿಗೆ ಈ ಮಾಹಿತಿಯನ್ನು ಹಂಚಿಕೊಳ್ಳಿ. ನಿಮ್ಮ ಹಣ ಮತ್ತು ಮಾಹಿತಿಯನ್ನು ಕಾಪಾಡಿಕೊಳ್ಳಿ.
1: ನೀವು ಫಿಶಿಂಗ್ನಿಂದ ತಪ್ಪಿಸಿಕೊಳ್ಳಬೇಕಾದರೆ ಲಿಂಕ್ ಅಥವಾ ಫೈಲ್ ಕ್ಲಿಕ್ ಮಾಡುವ ಮೊದಲು ಚೆಕ್ ಮಾಡಿ. OTP ಅಥವಾ ಪಾಸ್ವರ್ಡ್ ಕೇಳಿದರೆ ನೇರವಾಗಿ ಸಂಸ್ಥೆಗೆ ಸಂಪರ್ಕಿಸಿ. ಸುರಕ್ಷಿತ ಪಾಸ್ವರ್ಡ್ ಉಪಯೋಗಿಸಿ. ಪಬ್ಲಿಕ್ ವೈಫೈ ಮೇಲೆ ಲಾಗಿನ್ ಮಾಹಿತಿ ಹಂಚಬೇಡಿ.
0: ಇದು ಕೇವಲ ನಾವು ಎಚ್ಚರಿಕೆಯಿಂದ ನಡೆದುಕೊಂಡರೆ ಮಾತ್ರ ಸಾಧ್ಯ. ಪ್ರಿಯ ಶ್ರೋತೃಗಳೇ, ನಿಮ್ಮ ಡಿಜಿಟಲ್ ಜೀವನವನ್ನು ಸುರಕ್ಷಿತವಾಗಿಡಿ, ಎಚ್ಚರಿಕೆಯಿಂದ ಡಿಜಿಟಲ್ ಸೇವೆಗಳನ್ನು ಉಪಯೋಗಿಸಿ ಎಂದು ಹೇಳುತ್ತಾ ಭಾರತ ಸರ್ಕಾರ ಎಲೆಕ್ಟ್ರಾನಿಕ್ ಮತ್ತು ಮಾಹಿತಿ ತಂತ್ರಜ್ಞಾನ ಸಚಿವಾಲಯದ ಮಾಹಿತಿ ಭದ್ರತಾ ಶಿಕ್ಷಣ ಕಾರ್ಯಕ್ರಮದಡಿಯಲ್ಲಿ ಪ್ರಸಾರವಾಗುತ್ತಿರುವ ಈ ಕಾರ್ಯಕ್ರಮವನ್ನು ಇಲ್ಲಿಗೆ ಮುಗಿಸುತ್ತಿದ್ದೇವೆ. ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ವಿಷಯದ ಬಗ್ಗೆ ತಿಳಿದುಕೊಳ್ಳೋಣ. ಅಲ್ಲಿಯವರೆಗೂ ಕೇಳ್ತಾ ಇರಿ ಜನಧ್ವನಿ. ಇದು 90.8 ಕಂಪನಾಂಕದಲ್ಲಿ ಸರಗೂರಿನಿಂದ ಪ್ರಸಾರವಾಗುತ್ತಿದೆ. ನಮಸ್ಕಾರ.

0: ಹಾಡು ಹಸೆ, ನಮ್ಮೂರ ಮಣ್ಣಿನ ಪರಿಮಳದ ನಮ್ಮವರೇ ಹಾಡಿರುವ ಕಾರ್ಯಕ್ರಮ ಹಾಡು ಹಸೆ. ನಮ್ಮ ನಿಲಯದಿಂದ ಇನ್ನು ಮುಂದೆ ಸರಗೂರಿನ ಶ್ರೀಮತಿ ಗೀತಾರವರು ಆಡಿರುವ ಹಾಡುಗಳು ಪ್ರಸಾರವಾಗಲಿದೆ.
1: ಪೂಜಿಸಲೆಂದ

0: ಕೇಳುಗರೆ, ಇದುವರೆಗೂ ಸರಗೂರಿನ ಶ್ರೀಮತಿ ಗೀತಾರವರು ಆಡಿರುವ ಹಾಡುಗಳನ್ನು ಆಲಿಸಿದಿರಿ. ಎಲ್ಲರಿಗೂ ನಮಸ್ಕಾರ. ಪ್ರಿಯ ಕೇಳುಗರೆ, ನೀವು ಕೇಳುತ್ತಿದ್ದೀರಿ ಜನಧ್ವನಿ ಸಮುದಾಯ ರೇಡಿಯೋ ಕೇಂದ್ರ 90.8 ಕಂಪನಾಂಕದಲ್ಲಿ ಸರಗೂರಿನಿಂದ ಪ್ರಸಾರವಾಗುತ್ತಿದೆ. ನಾನು ನಿಮ್ಮ ಬಾನುಲಿ ಗೆಳತಿ ಅನಿತಾ ಸರಗೂರು. ಭಾರತ ಸರ್ಕಾರ, ಎಲೆಕ್ಟ್ರಾನಿಕ್ ಮತ್ತು ಮಾಹಿತಿ ತಂತ್ರಜ್ಞಾನ ಸಚಿವಾಲಯದ ಮಾಹಿತಿ ಭದ್ರತಾ ಶಿಕ್ಷಣ ಕಾರ್ಯಕ್ರಮದಡಿಯಲ್ಲಿ ಇಂದು ನಾವು ಒಂದು ಬಹಳ ಮುಖ್ಯ ವಿಷಯದ ಬಗ್ಗೆ ಮಾತನಾಡುತ್ತಿದ್ದೇವೆ. ಅದು ಫಿಶಿಂಗ್. ಫಿಶಿಂಗ್ ಅಂದರೆ ಏನು, ಇದರಿಂದ ಯಾವ ರೀತಿಯ ತೊಂದರೆಗಳು ಆಗುತ್ತದೆ ಎಂಬುದರ ಬಗ್ಗೆ ಮಾಹಿತಿಯನ್ನ ತಿಳಿಯೋಣ.
1: ಫಿಶಿಂಗ್ ಅಂದರೆ ಇಂಟರ್ನೆಟ್ನಲ್ಲಿ ಮೋಸ ಮಾಡಿ ನಿಮ್ಮ ವೈಯಕ್ತಿಕ ಮಾಹಿತಿ ಪಡೆಯುವ ಪ್ರಕ್ರಿಯೆ. ಉದಾಹರಣೆಗೆ, ನಿಮ್ಮ ಬ್ಯಾಂಕ್ ಖಾತೆ ವಿವರಗಳು, ಪಾಸ್ವರ್ಡ್ಗಳು, ಕ್ರೆಡಿಟ್ ಕಾರ್ಡ್ ಸಂಖ್ಯೆಗಳು ಮುಂತಾದವುಗಳ ಬಗ್ಗೆ ಮೋಸ ಮಾಡುವುದು.
2: ಫಿಶಿಂಗ್ ಅಷ್ಟು ಅಪಾಯಕಾರವೇ? ನಾವು ದಿನವೂ ಮೊಬೈಲ್, ಇಮೇಲ್ ಬಳಸುತ್ತೇವೆ. ಫಿಶಿಂಗ್ ಯಾವ ರೀತಿಯಲ್ಲಿ ನಡೆಯುತ್ತದೆ?
1: ಪ್ರಧಾನವಾಗಿ ಮೂರು ರೀತಿಯ ಫಿಶಿಂಗ್ ಇದೆ. ಮೊದಲನೆಯದು ಇಮೇಲ್ ಫಿಶಿಂಗ್. ಅಂದರೆ ನೀವು ಬಿಗ್ ಬ್ಯಾಂಕ್ ಅಥವಾ ಖಾತೆ ಸಂಸ್ಥೆಯಿಂದ ಬಂದಂತೆ ಕಾಣುವ ಇಮೇಲ್. ಅದು ಲಿಂಕ್ ಕ್ಲಿಕ್ ಮಾಡಲು ಹೇಳುತ್ತದೆ, ಆದರೆ ಅದು ನಕಲಿ ಲಿಂಕ್ ಆಗಿರುತ್ತದೆ. ಎರಡನೆಯದು SMS ಅಥವಾ ಮೆಸೆಂಜರ್ ಫಿಶಿಂಗ್ ಅಥವಾ ಸ್ಮಿಶಿಂಗ್. ಅಂದರೆ ಸಂದೇಶದಲ್ಲಿ ನಿಮ್ಮ ಪಾಸ್ವರ್ಡ್ ಅಥವಾ OTP ಹಾಕುವಂತೆ ಕೇಳಲಾಗುತ್ತದೆ. ಮೂರನೆಯದು ಫೇಕ್ ವೆಬ್ಸೈಟ್ ಫಿಶಿಂಗ್. ಅಂದರೆ ನಕಲಿ ವೆಬ್ಸೈಟ್ ನಿಮ್ಮ ಲಾಗಿನ್ ವಿವರಗಳನ್ನು

0: ಕಳ್ಳತನ ಮಾಡಲು ತಯಾರಾಗಿರುತ್ತದೆ.
1: ಹೌದು, ಇವುಗಳನ್ನು ಗಮನಿಸದೇ ಇದ್ದರೆ ದೊಡ್ಡ ತೊಂದರೆ ಆಗಬಹುದು. ನಾವು ಹೇಗೆ ಇವುಗಳಿಂದ ಎಚ್ಚರಿಕೆಯಿಂದ ಇರಬೇಕು?
0: ಇದಕ್ಕೆ ಕೆಲವು ಸುಲಭ ವಿಧಾನಗಳಿವೆ. ಯಾವುದೇ ಲಿಂಕ್ ಮೇಲೆ ಕ್ಲಿಕ್ ಮಾಡುವ ಮೊದಲು ಪರಿಶೀಲಿಸಿ, ಅದು ನಿಜವಾದ ವೆಬ್ಸೈಟ್ ಲಿಂಕ್ ಆಗಿದೆಯೇ ಎಂದು ಪರಿಶೀಲಿಸಿಕೊಳ್ಳಿ. ಯಾರಾದರೂ ನಿಮ್ಮ ಪಾಸ್ವರ್ಡ್ ಅಥವಾ OTP ಕೇಳಿದರೆ ನೇರವಾಗಿ ನಿಮ್ಮ ಬ್ಯಾಂಕ್ ಅಥವಾ ಸಂಸ್ಥೆಗೆ ಕರೆ ಮಾಡಿ. ಪಾಸ್ವರ್ಡನ್ನು ಬದಲಾವಣೆ ಮಾಡಿಕೊಳ್ಳಿ ಮತ್ತು ಪ್ರತಿ ವೆಬ್ಸೈಟ್ಗೆ ವಿಭಿನ್ನ ರೀತಿಯ ಪಾಸ್ವರ್ಡ್ಗಳನ್ನು ಉಪಯೋಗಿಸಿ. ಪಬ್ಲಿಕ್ ವೈಫೈ ಬಳಸುವಾಗ ಬ್ಯಾಂಕ್ ಅಥವಾ ವೈಯಕ್ತಿಕ ಕರೆಗಳನ್ನು ಮಾಡಬೇಡಿ. ಆಧುನಿಕ ಅಂತಿಮ ಸಂರಕ್ಷಣೆ ಅಂದರೆ ಆಂಟಿವೈರಸ್ ಅಥವಾ ಸೆಕ್ಯುರಿಟಿ ಸಾಫ್ಟ್ವೇರ್ಗಳನ್ನು ಉಪಯೋಗಿಸಿ.
1: ಹಾಗಾದರೆ ಫಿಶಿಂಗ್ ಒಂದು ಡಿಜಿಟಲ್ ಚತುರಕರ್ಮ ಎಂಬಂತೆ. ಇದನ್ನು ಮಾಡುವಾಗ ಎಚ್ಚರಿಕೆಯೊಂದಿಗೆ ನಡೆದುಕೊಂಡರೆ ಮಾತ್ರ ತಪ್ಪಿಸಬಹುದು.
0: ನಾವು ಅರಿವು ಮೂಡಿಸುವ ಮೂಲಕ ನಮ್ಮ ಕುಟುಂಬ, ಸ್ನೇಹಿತರು ಮತ್ತು ಸಹೋದ್ಯೋಗಿಗಳನ್ನು ಸಹ ರಕ್ಷಿಸಬಹುದು.
1: ಹೌದು ಸ್ಮಿತ್, ನಿಮ್ಮ ಸ್ನೇಹಿತರಿಗೆ ಈ ಮಾಹಿತಿಯನ್ನು ಹಂಚಿಕೊಳ್ಳಿ. ನಿಮ್ಮ ಹಣ ಮತ್ತು ಮಾಹಿತಿಯನ್ನು ಕಾಪಾಡಿಕೊಳ್ಳಿ.
0: ನೀವು ಫಿಶಿಂಗ್ನಿಂದ ತಪ್ಪಿಸಿಕೊಳ್ಳಬೇಕಾದರೆ ಲಿಂಕ್ ಅಥವಾ ಫೈಲ್ ಕ್ಲಿಕ್ ಮಾಡುವ ಮೊದಲು ಚೆಕ್ ಮಾಡಿ. OTP ಅಥವಾ ಪಾಸ್ವರ್ಡ್ ಕೇಳಿದರೆ ನೇರವಾಗಿ ಸಂಸ್ಥೆಗೆ ಸಂಪರ್ಕಿಸಿ. ಸುರಕ್ಷಿತ ಪಾಸ್ವರ್ಡ್ ಉಪಯೋಗಿಸಿ. ಪಬ್ಲಿಕ್ ವೈಫೈ ಮೇಲೆ ಲಾಗಿನ್ ಮಾಹಿತಿ ಹಂಚಬೇಡಿ.
2: ಇದು ಕೇವಲ ನಾವು ಎಚ್ಚರಿಕೆಯಿಂದ ನಡೆದುಕೊಂಡರೆ ಮಾತ್ರ ಸಾಧ್ಯ. ಪ್ರಿಯ ಶ್ರೋತೃಗಳೇ, ನಿಮ್ಮ ಡಿಜಿಟಲ್ ಜೀವನವನ್ನು ಸುರಕ್ಷಿತವಾಗಿಡಿ, ಎಚ್ಚರಿಕೆಯಿಂದ ಡಿಜಿಟಲ್ ಸೇವೆಗಳನ್ನು ಉಪಯೋಗಿಸಿ ಎಂದು ಹೇಳುತ್ತಾ ಭಾರತ ಸರ್ಕಾರ ಎಲೆಕ್ಟ್ರಾನಿಕ್ ಮತ್ತು ಮಾಹಿತಿ ತಂತ್ರಜ್ಞಾನ ಸಚಿವಾಲಯದ ಮಾಹಿತಿ ಭದ್ರತಾ ಶಿಕ್ಷಣ ಕಾರ್ಯಕ್ರಮದಡಿಯಲ್ಲಿ ಪ್ರಸಾರವಾಗುತ್ತಿರುವ ಈ ಕಾರ್ಯಕ್ರಮವನ್ನು ಇಲ್ಲಿಗೆ ಮುಗಿಸುತ್ತಿದ್ದೇವೆ. ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ವಿಷಯದ ಬಗ್ಗೆ ತಿಳಿದುಕೊಳ್ಳೋಣ. ಅಲ್ಲಿಯವರೆಗೂ ಕೇಳ್ತಾ ಇರಿ ಚನದ ಧ್ವನಿ. ಇದು 90.8 ಕಂಪನಾಂಕದಲ್ಲಿ ಸರಗೂರಿನಿಂದ ಪ್ರಸಾರವಾಗುತ್ತಿದೆ. ನಮಸ್ಕಾರ.

0: ಜನಧ್ವನಿ ಕೇಳುಗರಿಗೊಂದು ಪ್ರಕಟಣೆ. ಮೈಸೂರಿನ ಸ್ವಾಮಿ ವಿವೇಕಾನಂದ ಯೂತ್ ಮೂಮೆಂಟ್ನ ಅಂಗಸಂಸ್ಥೆಯಾದ
1: ವಿವೇಕಾನಂದ ಇನ್ಸ್ಟಿಟ್ಯೂಟ್ ಫಾರ್ ಲೀಡರ್ಶಿಪ್ ಡೆವಲಪ್ಮೆಂಟ್ ಅಂದರೆ ವಿಲೀಡ್ ವತಿಯಿಂದ ಇನ್ಫೋಸಿಸ್ ಬೆಂಬಲದೊಂದಿಗೆ
0: ವಿಲೀಡ್ ಜೆನೆಕ್ಸ್ಟ್ ಕೌಶಲ್ಯನ್ ಎಂಬ ಯುವ ಕೌಶಲ್ಯಾಭಿವೃದ್ಧಿ ಕಾರ್ಯಕ್ರಮವನ್ನು ಜಾರಿಗೆ ತರುತ್ತಿದೆ.
1: ಈ ಕಾರ್ಯಕ್ರಮವು ಪ್ರಸ್ತುತ ಉದ್ಯೋಗ ಮಾರುಕಟ್ಟೆಗೆ ಅಗತ್ಯವಾದ ಕೌಶಲ್ಯಗಳನ್ನು ಯುವಕರಿಗೆ ನೀಡುವ ಮೂಲಕ ಅವರ ಉದ್ಯೋಗ ಅರ್ಹತೆಯನ್ನು ಹೆಚ್ಚಿಸುವ ಉದ್ದೇಶವನ್ನು ಹೊಂದಿದೆ.
0: ಈ ತರಬೇತಿಯು ಒಂದು ತಿಂಗಳ ವಸತಿ ಆಧಾರಿತ ಯುವ ಕೌಶಲ್ಯಾಭಿವೃದ್ಧಿ ತರಬೇತಿಯಾಗಿದ್ದು,
1: ಪ್ರಮುಖವಾಗಿ ಈ ತರಬೇತಿಯಲ್ಲಿ ಜೀವನ ಕೌಶಲ್ಯ, ಸಂವಹನ ಕೌಶಲ್ಯ, ಸಮಸ್ಯೆಗಳ ನಿವಾರಣೆ, ಡಿಜಿಟಲ್ ಸಾಕ್ಷರತೆ, ಕೆಲಸದ ಸ್ಥಳದ ಸಿದ್ಧತೆ, ಎಐ ಕೌಶಲ್ಯಗಳ ಜೊತೆಗೆ ಉದ್ಯೋಗ ಅವಕಾಶ ಮಾರ್ಗದರ್ಶನವನ್ನು ನೀಡಲಾಗುತ್ತಿದೆ.
0: ಈ ತರಬೇತಿಯು 18-29 ವರ್ಷದ ಪದವಿ ಪೂರ್ವ ಅಥವಾ ಅದಕ್ಕಿಂತ ಮೇಲಿನ ವಿದ್ಯಾರ್ಹತೆ ಹೊಂದಿರುವ ಹೆಚ್ಡಿಕೋಟೆ, ಸರಗೂರು ಹಾಗೂ ಮೈಸೂರು ಸುತ್ತಮುತ್ತಲಿನ ಯುವಕರು ಅರ್ಹರಾಗಿರುತ್ತಾರೆ.
1: ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ದೂರವಾಣಿ ಸಂಖ್ಯೆ 9739017311. ಮತ್ತೊಮ್ಮೆ ದೂರವಾಣಿ ಸಂಖ್ಯೆ 9739017311.
0: ಇಮೇಲ್ ವಿಳಾಸ covord.genext@svym.org.in. ಬನ್ನಿ, ಭಾಗವಹಿಸಿ ತರಬೇತಿಯ ಸೌಲಭ್ಯವನ್ನು ಪಡೆದುಕೊಳ್ಳಿ.

ಸಾರ್ವಜನಿಕರಿಗೊಂದು ಪ್ರಕಟಣೆ. ನಾಳೆ ಮಧ್ಯಾಹ್ನ 2:30 to 3:30 ಸಮಗ್ರ ಬುಡಕಟ್ಟು ಅಭಿವೃದ್ಧಿ ಯೋಜನೆಗಳು ಮತ್ತು ಗಿರಿಜನರ ಮೂಲಭೂತ ಸಮಸ್ಯೆಗಳ ಕುರಿತು ಹೆಚ್ಡಿಕೋಟೆ ಮತ್ತು ಸರಗೂರು ತಾಲೂಕಿನ ಪರಿಶಿಷ್ಟ ವರ್ಗಗಳ ಕಲ್ಯಾಣ ಅಧಿಕಾರಿಗಳಾದ ಶ್ರೀಯುತ ಮಹೇಶ್ ಅವರ ಜೊತೆಗಿನ ನೇರ ಸಂದರ್ಶನ ಫೋನಿನ ಕಾರ್ಯಕ್ರಮವನ್ನು ಆಯೋಜಿಸಲಾಗಿದೆ. ಆದ್ದರಿಂದ ಸಾರ್ವಜನಿಕರು ಸಮಗ್ರ ಬುಡಕಟ್ಟು ಆರ್ಥಿಕ ಅಭಿವೃದ್ಧಿಗೆ ಇರುವ ಯೋಜನೆಗಳು, ಪಿಟಿಜಿ ಆಹಾರ ಸಾಮಗ್ರಿಗಳ ವಿತರಣೆ, ಮನೆಗಳ ನಿರ್ಮಾಣ ಮತ್ತು ದುರಸ್ತಿ ಕಾರ್ಯಗಳು ಹಾಗೂ ಬುಡಕಟ್ಟು ಸಮುದಾಯಗಳ ಇನ್ನಿತರ ಸಮಸ್ಯೆಗಳು ಮತ್ತು ಪರಿಹಾರಗಳ ಕುರಿತು ಅಧಿಕಾರಿಗಳ ಜೊತೆ

0: ಮಾಡಬಹುದು. ಅದಕ್ಕಾಗಿ ನೀವು ಕರೆ ಮಾಡಬೇಕಾದ ನಮ್ಮ ನಿಲಯದ ದೂರವಾಣಿ ಸಂಖ್ಯೆ 9900055311. ಮತ್ತೊಮ್ಮೆ ದೂರವಾಣಿ ಸಂಖ್ಯೆ 9900055311.
1: ಧೂಮಪಾನ ಮಾಡುವವರಿಗೆ ಧೂಮಪಾನದಿಂದ ಬರುವ ಕೆಮ್ಮಿನ ಬಗ್ಗೆ ತಿಳಿದಿರುತ್ತದೆ. ನಿಮ್ಮ ದೇಹದಲ್ಲಿ ಏನೋ ತೊಂದರೆ ಇದೆ ಎಂದು ಅದು ತಿಳಿಸುತ್ತದೆ. ಆದರೆ 2 ವಾರಕ್ಕಿಂತ ಹೆಚ್ಚು ಕೆಮ್ಮಿದ್ದರೆ ಅದು ಗಂಭೀರ ಸಂಕೇತವಾಗಿರಬಹುದು. ಅದರಿಂದ ಕ್ಷಯ ಬರಬಹುದು. ನೀವು ಬಿಡುವ ಹೊಗೆಯಿಂದ ನಿಮ್ಮ ಹತ್ತಿರದವರಿಗೆ ಈ ರೀತಿ ಆಪತ್ತು ಬರಬಹುದು. ಪ್ರತಿಯೊಂದು ಬೀಡಿ ಸಿಗರೇಟ್ನಿಂದ ನಿಮಗೂ ನಿಮ್ಮ ಹತ್ತಿರದವರಿಗೂ ಅಸ್ತಮಾ, ಎಂಫಿಸಿಮಾ, ಶ್ವಾಸಕೋಶದಲ್ಲಿ ಕ್ಯಾನ್ಸರ್, ಹೃದಯ ಸಂಬಂಧಿ ಕಾಯಿಲೆ ಬರಬಹುದು.
2: ಭಾರತ ಸರ್ಕಾರ, ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸಚಿವಾಲಯ, ಸಾರ್ವಜನಿಕ ಹಿತಾಸಕ್ತಿ ನೀಡಲಾಗಿದೆ.
3: ಈ ಮನೆಯಲ್ಲಿ ಮೊಟ್ಟೆ ಇಡಲು ನಮ್ಮನ್ನು ಯಾರು ತಡೆಯುವಂತಿಲ್ಲ.
4: ನಾನು ತಡೆಯುತ್ತೇನೆ.
3: ಗೊತ್ತಿಲ್ಲ, ನಾವು ಡೆಂಗ್ಯೂ ಮತ್ತು ಚಿಕನ್ ಗುನ್ಯಾ ಹರಡುವ ಏಡಿಸ್ ಸೊಳ್ಳೆಗಳು.
5: ಶಾಲೆಯಲ್ಲಿ ಮೇಷ್ಟ್ರು ಡೆಂಗ್ಯೂ ಸೊಳ್ಳೆಗಳಿಂದ ರಕ್ಷಣೆಗೋಸ್ಕರ ಎಲ್ಲ ಉಪಾಯ ಹೇಳಿಕೊಟ್ಟಿದ್ದಾರೆ.
3: ಹೌದಾ ಪಟ್ಟಿಂಗ್, ನಮಗೆ ಚಾಲೆಂಜ್. ಜಾಗ ಖಂಡಿತ
5: ಸಿಗುತ್ತಿಲ್ಲ.
6: ಡೆಂಗುವನ್ನು ತಡೆಗಟ್ಟಲು ಕೂಲರ್ನ ನೀರು ಪ್ರತಿ ವಾರಕ್ಕೊಮ್ಮೆ ಬದಲಾಯಿಸಿ. ಬಾಲ್ದಿ ಮತ್ತು ಟ್ಯಾಂಕಿಯನ್ನು ಸರಿಯಾಗಿ ಮುಚ್ಚಿಡಿ. ಉದ್ದನೆಯ ಕೈ ಬಟ್ಟೆಯನ್ನು ಧರಿಸಿ. ಸೊಳ್ಳೆಗಳನ್ನು ಓಡಿಸುವ ಕ್ರೀಮ್, ಆಯಿಲ್ ಮತ್ತು ಅಗರಬತ್ತಿಯನ್ನು ಉಪಯೋಗಿಸಿ.
5: ಡೆಂಗುವಿನಿಂದ ಹೋರಾಟ, ಡೆಂಗುವಿನಿಂದ ಸಂರಕ್ಷಣೆ.
6: ನ್ಯಾಷನಲ್ ವೆಕ್ಟರ್ ಬೋರ್ನ್ ಡಿಸೀಸ್ ಕಂಟ್ರೋಲ್ ಪ್ರೋಗ್ರಾಂ ಜನಹಿತಕ್ಕಾಗಿ ಜಾರಿಯಲ್ಲಿದೆ.
7: ಇದು ನಮ್ಮೆಲ್ಲರ ಭಾವನೆಗಳಿಗೆ ಸ್ಪಂದಿಸುವ ಭಾವಸಿಂಚನ ಕಾರ್ಯಕ್ರಮ.
0: ನಮ್ಮ ನಿಲಯದಿಂದ ಇನ್ನು ಮುಂದೆ ಸುಮಧುರ ಭಾವಗೀತೆಗಳನ್ನೊಳಗೊಂಡ ಭಾವಸಿಂಚನ ಕಾರ್ಯಕ್ರಮ ಪ್ರಸಾರವಾಗಲಿದೆ.
7: ಇದು ನಮ್ಮೆಲ್ಲರ ಭಾವನೆಗಳಿಗೆ ಸ್ಪಂದಿಸುವ ಭಾವಸಿಂಚನ.

0: ಕೇಳುಗರೆ, ಇದುವರೆಗೂ ಸುಮಧುರ ಭಾವಗೀತೆಗಳನ್ನೊಳಗೊಂಡ ಭಾವಸಿಂಚನ ಕಾರ್ಯಕ್ರಮವನ್ನ ಕೇಳಿದ್ರಿ.
1: ಸಾರ್ವಜನಿಕರಿಗೊಂದು ಪ್ರಕಟಣೆ. ನಾಳೆ ಮಧ್ಯಾಹ್ನ 2:30 to 3:30 ಸಮಗ್ರ ಬುಡಕಟ್ಟು ಅಭಿವೃದ್ಧಿ ಯೋಜನೆಗಳು ಮತ್ತು ಗಿರಿಜನರ ಮೂಲಭೂತ ಸಮಸ್ಯೆಗಳ ಕುರಿತು ಹೆಚ್ಡಿಕೋಟೆ ಮತ್ತು ಸರಗೂರು ತಾಲೂಕಿನ ಪರಿಶಿಷ್ಟ ವರ್ಗಗಳ ಕಲ್ಯಾಣ ಅಧಿಕಾರಿಗಳಾದ ಶ್ರೀಯುತ ಮಹೇಶ್ವರ ಜೊತೆಗಿನ ನೇರ ಸಂದರ್ಶನ ಫೋನಿಂಗ್ ಕಾರ್ಯಕ್ರಮವನ್ನು ಆಯೋಜಿಸಲಾಗಿದೆ.

ಆದ್ದರಿಂದ ಸಾರ್ವಜನಿಕರು ಸಮಗ್ರ ಬುಡಕಟ್ಟು ಆರ್ಥಿಕ ಅಭಿವೃದ್ಧಿಗೆ ಇರುವ ಯೋಜನೆಗಳು, ಪಿಟಿಜಿ ಆಹಾರ ಸಾಮಗ್ರಿಗಳ ವಿತರಣೆ, ಮನೆಗಳ ನಿರ್ಮಾಣ ಮತ್ತು ದುರಸ್ತಿ ಕಾರ್ಯಗಳು ಹಾಗೂ ಬುಡಕಟ್ಟು ಸಮುದಾಯಗಳ ಇನ್ನಿತರ ಸಮಸ್ಯೆಗಳು ಮತ್ತು ಪರಿಹಾರಗಳ ಕುರಿತು ಅಧಿಕಾರಿಗಳ ಜೊತೆ ನೀವು ನೇರವಾಗಿ ಮಾತನಾಡಬಹುದು. ಅದಕ್ಕಾಗಿ ನೀವು ಕರೆ ಮಾಡಬೇಕಾದ ನಮ್ಮ ನಿಲಯದ ದೂರವಾಣಿ ಸಂಖ್ಯೆ 9900055311. ಮತ್ತೊಮ್ಮೆ ದೂರವಾಣಿ ಸಂಖ್ಯೆ 9900055311. ಇನ್ನು ಮುಂದೆ ನಮ್ಮ ನಿಲಯದಿಂದ ಜ್ಞಾನದೀಪ ಕಾರ್ಯಕ್ರಮ. ಶಿಕ್ಷಕರು ಇಲ್ಲದಿದ್ದರೆ ಎಂಬ ವಿಷಯದ ಕುರಿತು ತಟ್ಟಂತ ಹೇಳಿ ಕನ್ನಡ ರಸಪ್ರಶ್ನೆ ಕಾರ್ಯಕ್ರಮದ ನಿರೂಪಕರಾದ ಡಾಕ್ಟರ್ ಎನ್ ಸೋಮೇಶ್ವರ ರವರು ನಡೆಸಿಕೊಡುವ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಬನ್ನಿ ಆಲಿಸಿ ಬರೋಣ.

ಶಿಕ್ಷಕರು ಇಲ್ಲದಿದ್ದರೆ, ಅದು ಇವತ್ತಿನ ಮಾತುಕತೆ. ಶಿಕ್ಷಕರು ಇಲ್ಲದೇ ಇದ್ರೆ ಏನಾಗುತ್ತೆ? ನಾಳೆ ಬೆಳಗ್ಗೆ ಶಾಲೆಗೆ ಹೋಗ್ತೇವೆ, ಕಾಲೇಜಿಗೆ ಹೋಗ್ತೇವೆ, ನೋಡ್ತೇವೆ ಅಲ್ಲಿ ಕಾಲೇಜಿನ ಕಟ್ಟಡ ನಿಂತಿದೆ, ಕಾಲೇಜಿನ ಗೇಟು ಹಾಗೆ ಇದೆ, ಕ್ಲಾಸ್ ರೂಮ್ಗಳೆಲ್ಲ ಹಾಗೆ ಇವೆ, ಕ್ಲಾಸ್ ರೂಮ್ ಒಳಗೆ ಬ್ಲ್ಯಾಕ್ ಬೋರ್ಡ್ಗಳೇನಿದೆ ಅದೂ ಇದೆ, ಸ್ಮಾರ್ಟ್ ಬೋರ್ಡು ಇದೆ, ಪ್ರಯೋಗಾಲಯನೂ ಇದೆ, ಗ್ರಂಥಾಲಯನೂ ಇದೆ, ವೈಫೈ ಕೆಲಸ ಮಾಡ್ತಾ ಇದೆ, ಗೂಗಲ್ ಸಂಪರ್ಕವೂ ಇದೆ, ಯೂಟ್ಯೂಬನ್ನು ನೋಡಬಹುದು, ಚಾಟ್ GPTನೂ ಸಿಗ್ತಾ ಇದೆ, ಎಲ್ಲವೂ ಇದೆ. ಆದರೆ ಒಬ್ಬನೇ ಒಬ್ಬ ಅಧ್ಯಾಪಕ, ಟೀಚರ್, ಶಿಕ್ಷಕ ಇಲ್ಲ, ಪ್ರಾಂಶುಪಾಲರಿಲ್ಲ, ಯಾವುದೇ ಪ್ರೊಫೆಸರ್ ಇಲ್ಲ, ಲೆಕ್ಚರರ್ ಇಲ್ಲ, ಟ್ಯೂಟರ್ ಇಲ್ಲ, ಅಧ್ಯಾಪಕರು ಅನ್ನೋರೇ ಇಲ್ಲ. ಏನಾಗುತ್ತೆ? ಏನನ್ಸುತ್ತೆ ವಿದ್ಯಾರ್ಥಿಯ ಉದ್ಗಾರ? ವಾವ್, ಯಾರೂ ಇಲ್ವಪ್ಪ ಅಧ್ಯಾಪಕರು, ಇವತ್ತು ಕ್ಲಾಸೇ ಇಲ್ಲ, ಇವತ್ತು ಎಷ್ಟು ಖುಷಿ ಅಲ್ವಾ? ಯಾರೂ ನಮ್ಮ ಅಟೆಂಡೆನ್ಸನ್ನೇ ಕೇಳಲ್ಲ. ಜೊತೆಗೆ ಆ ಇಂಟರ್ನಲ್ ಅಸೆಸ್ಮೆಂಟ್ ಅಂತ ಹೇಳಿ ತಲೆ ತಿಂತಾ ಇದ್ರು, ಆ ಮಾರ್ಕ್ಸಿನ ಗೊಡವೆನೇ ಇಲ್ಲ, ಹೋಮ್ವರ್ಕು ಇಲ್ವೇ ಇಲ್ಲ, ಎಷ್ಟು ಖುಷಿ ಅಲ್ವಾ? ಇನ್ನೊಬ್ಬ ಹುಡುಗ ಕೇಳ್ಬೋದು, ಅರೆರೆ ಶಿಕ್ಷಕರೆಲ್ಲ ಮಾಯ ಆಗ್ಬಿಟ್ಟಿದಾರಲ್ಲ, ಇವತ್ತಿಗೆ ಮಾತ್ರ ಮಾಯ ಆಗಿದ್ದಾರ ಅಥವಾ ಶಾಶ್ವತವಾಗಿ ಮಾಯ ಆಗ್ಬಿಟ್ಟಿದಾರ ಈ ಎಲ್ಲ ಟೀಚರ್ಗಳು, ಶಿಕ್ಷಕರು ಅಂತ ಒಬ್ಬ ಹುಡುಗ ಕೇಳ್ಬೋದು. ಟೀಚರ್ಗಳೆಲ್ಲ ಹೋಗ್ಬಿಟ್ಟಿದ್ದಾರೆ, ಮರೆಯಾಗ್ಬಿಟ್ಟಿದ್ದಾರೆ, ಶಿಕ್ಷಕರಿಲ್ಲ, ಆದರೆ ಪಠ್ಯಗಳೆಲ್ಲ, ಪಠ್ಯ ಪುಸ್ತಕಗಳೆಲ್ಲ ಇವೆ, ಇಂಟರ್ನೆಟ್ಟು ಹಾಗೆ ಉಳ್ಕೊಂಡಿದೆ. ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅನುಕೂಲತೆಗಳನ್ನು ಏನು ಅನುಭವಿಸ್ತಾ ಇದ್ದೇವೆ ಅವೂ ಇದೆ, ಪ್ರಯೋಗಾಲಯ ಇದೆ, ಅಧ್ಯಾಪಕರು ಉಪನ್ಯಾಸವನ್ನು ಕೊಟ್ಟಂತಹ ವಿಡಿಯೋಗಳೇನಿದೆ ಅವನ್ನೂ ಸಹ ನೋಡಬಹುದು. ಕೆಲವು ಪಾಠಗಳನ್ನು ಧ್ವನಿ ಮುದ್ರಿಸ್ಕೊಂಡಿರ್ತೇವೆ, ಆ ಧ್ವನಿ ಮುದ್ರಿತ ಪಾಠಗಳು ಸಹ ಸಿಗ್ತಾ ಇವೆ. ಶಿಕ್ಷಕರು ಮರೆಯಾಗ್ಬಿಟ್ಟಿದ್ದಾರೆ, ಆದರೆ ಶಿಕ್ಷಣಕ್ಕೆ ಅಗತ್ಯವಾದ ಮಾಹಿತಿ, ಪಠ್ಯ ಏನಿದೆ ಅದೆಲ್ಲ ಉಳ್ಕೊಂಡಿದೆ. ಹಾಗಿದ್ಮೇಲೆ ಯಾಕೆ ಬೇಕು ಟೀಚರ್ ನಮಗೆ, ಶಿಕ್ಷಕ ಯಾಕೆ ಬೇಕು? ಹಾಗಿದ್ಮೇಲೆ ಟೀಚರಿಂದ ನಮಗೇನು ಉಪಯೋಗ? ಯಾಕೆ ಇಟ್ಕೋಬೇಕು ಟೀಚರ್ನ? ಇಷ್ಟೊಂದೆಲ್ಲ ಅನುಕೂಲತೆಗಳು ಅಂತರ್ಜಾಲದ ಮೂಲಕ, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಮೂಲಕ, ವಿಡಿಯೋಗಳ ಮೂಲಕ, ChatGPT ಮೂಲಕ ಸಿಗ್ತಿರುವಾಗ ಶಿಕ್ಷಕರಾದರೂ ಯಾಕೆ ಬೇಕು ಅನ್ನೋ ಒಂದು ಪ್ರಶ್ನೆ ಪ್ರಾಮಾಣಿಕವಾಗಿ ನಮ್ಮನ್ನು ಕಾಡುತ್ತೆ. ಒಂದು ಉದಾಹರಣೆಯನ್ನು ಪರಿಶೀಲಿಸೋಣ. ಶಿಕ್ಷಕರು ನಮಗೇನು ಕೊಡ್ತಾರೆ? ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸು, ಇಂಟರ್ನೆಟ್ಟು ಕೊಡದೇ ಇರುವಂಥದ್ದನ್ನು ಏನು ಕೊಡ್ತಾರೆ ನಮ್ಮ ಶಿಕ್ಷಕರು? ಇನ್ಫಾರ್ಮೇಷನ್, ಮೊದಲು ಮಾಹಿತಿಯನ್ನು ಕೊಡ್ತಾರೆ. ಏನಿದು, ವಾಟ್ ಈಸ್ ದಿಸ್? ಎರಡನೇದು ಜ್ಞಾನವನ್ನು ಕೊಡ್ತಾರೆ, ನಾಲೆಜ್, ಹೌ ಇದು ಹೇಗೆ ಕೆಲಸ ಮಾಡುತ್ತೆ. ಆದರೆ ಇವೆರಡಕ್ಕೂ ಮಿಗಿಲಾದದ್ದು ತಿಳಿವು,

ಯಾವಾಗ ಏನು ಎಷ್ಟು ಇದನ್ನು ಉಪಯೋಗಿಸ್ಬೇಕಾ ಬೇಡವ ಅಂದರೆ, ಇನ್ಫಾರ್ಮೇಷನ್ ಅನ್ನೋದು ನಾಲೆಡ್ಜ್ ಅಲ್ಲ, ನಾಲೆಡ್ಜ್ ಅನ್ನೋದು ವಿಸ್ಡಮ್ ಅಲ್ಲ. ಮಾಹಿತಿ ಜ್ಞಾನವಾಗಲ್ಲ, ಜ್ಞಾನ ತಿಳಿವಳಿಕೆ ಆಗಲ್ಲ. ಒಂದಲ್ಲಿ ಆಗ್ತಾ ಇದೆ ಸರ್, ಅರ್ಥವಾಗ್ತಾ ಇಲ್ಲ ಅಂತ ನಿಮ್ಮ ಕೆಲವು ಹುಡುಗರು ಹೇಳ್ಬೋದು. ನಿಮ್ಮಲ್ಲಿ ಒಂದು ಉದಾಹರಣೆ ನೋಡೋಣ. ಮಾಹಿತಿ ಇನ್ಫಾರ್ಮೇಷನ್, ಏನ್ ನೋಡ್ತಾ ಇದ್ದೀರಿ? ಟೊಮೆಟೊ ಹಣ್ಣನ್ನು ನೋಡ್ತಾ ಇದ್ದೀರಿ. ಈ ಟೊಮೆಟೊ ಹಣ್ಣಿನ ಚಿತ್ರವನ್ನು ನೋಡ್ತಾ ಇದ್ದಾಗೆ ನಮಗೆ ಏನು ಮಾಹಿತಿ ಸಿಗ್ತಾ ಇದೆ? ಟೊಮೆಟೊ ಇಸ್ ಎ ಬಯೋಲಾಜಿಕಲ್ ಫ್ರೂಟ್ ಅನ್ನೋದು ಗೊತ್ತಾಗ್ತಾ ಇದೆ. ಯಾಕಂದ್ರೆ ಓವರಿ ಇಂದ ಇದು ಬೆಳೀತಾ ಇದೆ, ಸೀಡ್ಗಳನ್ನೆಲ್ಲ ನಾವು ನೋಡಬಹುದು. ಇದು ಇನ್ಫಾರ್ಮೇಷನ್, ಮಾಹಿತಿ. ನಾಲೆಡ್ಜ್ ಏನು? ನಾಲೆಡ್ಜ್ ಏನು ಅಂತ ಹೇಳ್ತಂದ್ರೆ, ಈ ಟೊಮೆಟೊವನ್ನು ಯಾವ ರೀತಿ ವರ್ಗೀಕರಿಸಿದ್ದೀವಪ್ಪ ಅಂದರೆ, ಇದನ್ನ ಒಂದು ತರಕಾರಿ ಅಂತ ವರ್ಗೀಕರಿಸಿದ್ದೇವೆ. ಟೊಮೆಟೊ ಹುಳಿ ಹುಳಿಯಾಗಿರುತ್ತಲ್ಲ, ಹಾಗಾಗಿ ಸಾರಿಗೆ ಹುಳಿಗೆ ಇದು ಒಂದು ವಿಶಿಷ್ಟವಾದ ರುಚಿ ಕೊಡುತ್ತೆ, ಹಾಗಾಗಿ ತರಕಾರಿಯಾಗಿ ಬಳಸಬಹುದು ಅನ್ನೋ ಮಾಹಿತಿ ಏನಿದೆ, ಇದು ಜ್ಞಾನ. ಟೊಮೆಟೊ ಬಗ್ಗೆ ನಮಗೆ ಇರುವಂತ ಜ್ಞಾನ. ಹಾಗಿದ್ದ ಮೇಲೆ ವಿಸ್ಡಮ್ ಅಂದ್ರೆ ಏನು? ವಿಸ್ಡಮ್ ಅಂತ ಹೇಳ್ತಂದ್ರೆ, ಟೊಮೆಟೊ ಹಣ್ಣು ನಿಜ, ಹಾಗಂತ ಹೇಳಿ ಟೊಮೆಟೊವನ್ನ ಫ್ರೂಟ್ ಸಲಾಡ್ ಅಲ್ಲಿ ಬಳಸೋ ಹಾಗಿಲ್ಲ. ಅದೇ ಟೊಮೆಟೊ ಹಣ್ಣು ಅಂತ ಹೇಳಿದ್ರಲ್ಲ, ಹಾಕೋಣ ಫ್ರೂಟ್ ಸಲಾಡ್ಗೆ ಅಂತ ಹಾಕಿದ್ರೆ ಆ ಫ್ರೂಟ್ ಸಲಾಡ್ನ ಯಾರು ತಿನ್ನೋದಿಲ್ಲ. ಹಾಗಾಗಿ ಮಾಹಿತಿ ಅಂದ್ರೆ ಏನು, ಜ್ಞಾನ ಅಂದ್ರೆ ಏನು, ತಿಳಿವಳಿಕೆ ಅಂದ್ರೆ ಏನು ಅನ್ನೋದು ನಮಗೆ ಅರ್ಥವಾಗಿದೆ. ಈ ಮಾಹಿತಿ ಮತ್ತು ಜ್ಞಾನ ಅನ್ನೋದನ್ನ ಅಂತರ್ಜಾಲ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಕೊಡುತ್ತೆ. ಆದರೆ ಈ ವಿಸ್ಡಮ್ ಅನ್ನೋದು ಏನಿದೆ, ತಿಳಿವು ಅನ್ನೋದು ಏನಿದೆ, ಅದನ್ನ ಕೇವಲ ಅಧ್ಯಾಪಕರು ಮಾತ್ರ ಕೊಡಬಲ್ಲರು. ಹೀಗೆ ಮಾಹಿತಿಯ ಜೊತೆ ಜ್ಞಾನದ ಜೊತೆ ತಿಳಿವಳಿಕೆಯನ್ನ ಬದುಕನ್ನ ಹೇಗೆ ನಡೆಸಬೇಕು ಅಂತ ಕೊಡುವಂತ ಸಾಮರ್ಥ್ಯ ಇರೋರು ಕೇವಲ ಶಿಕ್ಷಕರು, ಅಧ್ಯಾಪಕರು. ಹಾಗಾಗಿ ಜೀವನ ಪರ್ಯಂತ ನಮ್ಮ ಅಧ್ಯಾಪಕರಿಗೆ ನಾವು ಕೃತಜ್ಞತೆಗಳನ್ನ ಸಲ್ಲಿಸ್ತಾನೇ ಇರಬೇಕು. ಎ ಹೋಲೋಗ್ರಾಫಿಕ್ ಟೀಚರ್. ಇವತ್ತು ವಿಜ್ಞಾನ ಎಷ್ಟು ಮುಂದುವರೆದಿದೆ ಅಂತ ಹೇಳ್ತಂದ್ರೆ, ಎಲ್ಲೋ ಅಮೆರಿಕದಲ್ಲೋ ಇಂಗ್ಲೆಂಡಲ್ಲೋ ಕೂತ್ಕೊಂಡಿರ್ತಕ್ಕಂತ ಅಧ್ಯಾಪಕ ಈ ಹೋಲೋಗ್ರಾಫಿ ತಂತ್ರಜ್ಞಾನದ ಮೂಲಕ ನಮ್ಮ ಶಾಲೆಯ ನಮ್ಮ ತರಗತಿಯ ಒಳಗೆ ಬಂದು ಪಾಠ ಹೇಳ್ಬೋದು, ಹೇಳಲಿಕ್ಕೆ ಸಾಧ್ಯ ಇದೆ. ಈ ಮಾಹಿತಿ ಅದ್ಭುತವಾದ ಮಾಹಿತಿ. ಹಾಗೆಯೇ ಇತ್ತೀಚಿನ ದಿನಗಳಲ್ಲಿ ರೋಬೋ ಟೀಚರ್ಗಳು ಬಂದಿದ್ದಾರೆ, ನಮ್ಮ ತರಗತಿಯಲ್ಲೇ ನಡ್ಕೊಂಡು ಬರ್ತಾರೆ, ಪಾಠ ಹೇಳ್ತಾ ಹೋಗ್ತಾರೆ. ಅರ್ಥವಾಗಲಿಲ್ಲ ಸರ್ ಇನ್ನೊಂದು ಸಲ ಹೇಳಿ ಅಂದರೆ ಮತ್ತೆ ಹೇಳುತ್ತೆ ರೋಬೋ, ಮತ್ತೆ ಹೇಳುತ್ತೆ ರೋಬೋ. ಹತ್ತು ಸಲ ಕೇಳಿ ಹತ್ತು ಸಲವೂ ಉತ್ತರ ಕೊಡುತ್ತೆ. ಅದೇ ನಿಮ್ಮ ಅಧ್ಯಾಪಕರನ್ನ ಮೂರನೇ ಸಲ ಕೇಳ್ತಂದ್ರೆ ಲೇ ಕತ್ತೆ ಅರ್ಥವಾಗಲ್ವೇನೋ, ಹೋಗ್ ದನ ಕಾಯಿ, ಹೀಗೆ ಅಧ್ಯಾಪಕರು ಬೈಬಹುದು. ಆದರೆ ರೋಬೋ ಆಗಲಿ ಹೋಲೋಗ್ರಫಿ ಆಗಲಿ ನಮಗೆ ಹಾಗೆ ಬೈಯೋಲ್ಲ. ಯಾಕಂದ್ರೆ ನಮ್ಮ ಬೆರಳ ತುದಿಯಲ್ಲಿ ತಂತ್ರಜ್ಞಾನ ಇರೋದ್ರಿಂದ ನಾವು ಪದೇ ಪದೇ ನೋಡಲಿಕ್ಕೆ ಸಾಧ್ಯವಾಗುತ್ತೆ. ಆದರೆ ಒಂದು ವಿಚಾರವನ್ನ ಕಲ್ಪಿಸ್ಕೊಳ್ಳೋಣ, ತರಗತಿಯಲ್ಲಿ ಈ AI ಅಥವಾ ಹೋಲೋಗ್ರಫಿ ಅನುಕೂಲತೆ ಇದೆ, ಬಹಳ ಒಳ್ಳೆಯ ಧ್ವನಿಯಲ್ಲಿ, ಇಂಪಾದ ಧ್ವನಿಯಲ್ಲಿ, ಕೋಪವನ್ನೇ ಮಾಡಿಕೊಳ್ಳದೆ ಕೇಳಿದ ಪ್ರಶ್ನೆಗೆ ಒಂದಲ್ಲ ಹತ್ತು ಸಲ ಕೊಡ್ತಾ ಇರುತ್ತೆ ಉತ್ತರನ. ಹುಡುಗರಿಗೆಲ್ಲ ಒಂದು ರೀತಿ ಖುಷಿ ಆಗೋಗುತ್ತೆ, ಥ್ರಿಲ್ ಆಗೋಗುತ್ತೆ, ಅಯ್ಯೋ ತಲೆ ತಿನ್ನೋ ಆ ಲೆಕ್ಚರರ್ಗಳ ಪಾಠ ಇಲ್ವಲ್ಲಪ್ಪ, ಎಷ್ಟು ಖುಷಿ ಅಂತ ಅನ್ನಿಸ್ಬಹುದು. ಆದರೆ ಒಂದೆರಡು ವಾರ ಆಗ್ತಾ ಇದ್ದ ಹಾಗೆ ಒಬ್ಬ ವಿದ್ಯಾರ್ಥಿ ಅಳತಾ ಬರ್ತಾನೆ ತರಗತಿಗೆ, ಅಳತಾ ಬರ್ತಾ ಇದ್ದಾಗ ಆ ರೋಬೋ ಆಗಲಿ ಅಥವಾ ಆ ಹೋಲೋಗ್ರಫಿ ಚಿತ್ರ ಆಗಲಿ ಏನು ಹೇಳುತ್ತೆ, ಈ ಅಳತಾ ಇರೋ ಹುಡುಗನ ನೋಡಿ ಎರರ್ 404 ಅಂತ ಹೇಳ್ತಾ, ಇಮೋಷನ್ ನಾಟ್ ಫೌಂಡ್, ಪ್ಲೀಸ್ ಓಪನ್ ಪೇಜ್ 404.

42 ಆಫ್ ಯುವರ್ ಟೆಕ್ಸ್ಟ್ ಬುಕ್ ಅಂತ ಹೇಳಿ, ಅದು ವಿದ್ಯಾರ್ಥಿಯ ಭಾವನೆಗಳು ಏನಿದೆ ಅದನ್ನ ಗ್ರಹಿಸೋಲ್ಲ. ರೋಬೋಗೆ ಭಾವನೆಗಳನ್ನ ಗ್ರಹಿಸೋದನ್ನ ಕಲಿಸಿಲ್ಲ, ಪಾಠವನ್ನು ಹೇಳೋದನ್ನು ಮಾತ್ರ ಕಲಿಸಿದ್ದೇವೆ. ಹಾಗಾಗಿ ಟೆಕ್ನಾಲಜಿ ಅನ್ನೋದು ಮಾಹಿತಿಯನ್ನ ಕೊಡುತ್ತೆ ಹೊರತು, ದುಃಖ ಪಟ್ಟಾಗ ನಮ್ಮ ಕಣ್ಣೀರನ್ನ, ಕಷ್ಟದಲ್ಲಿದ್ದಾಗ ಸಾಂತ್ವನವನ್ನ ಕೊಡೋದಿಲ್ಲ. ಒಂದು ಕಂಪ್ಯೂಟರ್ ನಾವು ಬರೆದಂತ ಉತ್ತರದ ಮೌಲ್ಯಮಾಪನ ಮಾಡಬಹುದು, ಆದರೆ ಒಬ್ಬ ವಿದ್ಯಾರ್ಥಿ ಏನೆಲ್ಲ ಕಷ್ಟಪಟ್ಟು ಅವನು ಓದ್ತಾ ಇದ್ದಾನೆ ಅಥವಾ ಏನೆಲ್ಲ ಪ್ರತಿಭೆ ಅವನಲ್ಲಿ ಇದೆ ಅನ್ನೋದರ ಮೌಲ್ಯಮಾಪನವನ್ನ ಕಂಪ್ಯೂಟರ್ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ, ಹೋಲೋಗ್ರಫಿ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ, ರೋಬೋ ಟೀಚರ್ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಜೀವಂತ ಇರುವ ಶಿಕ್ಷಕ ಮಾತ್ರ ಆ ಒಂದು ಕೆಲಸವನ್ನ ಮಾಡಬಲ್ಲ. ಕೆಲವು ಹುಡುಗರು ಕೊನೆ ಬೆಂಚಲ್ಲಿ ಕೂತ್ಕೊಂಡು ಆರಾಮಾಗಿ ನಿದ್ರೆ ಹೊಡಿತಾ ಇರ್ತಾರೆ. ಹೋಲೋಗ್ರಫಿ ಪಾಠ ಹೇಳ್ತಾ ಇರುತ್ತೆ, ರೋಬೋ ಟೀಚರ್ ಪಾಠ ಹೇಳ್ತಾ ಇರುತ್ತೆ, ನೀವು ಆರಾಮಾಗಿ ಕೂತ್ಕೊಂಡು ನಿದ್ರೆ ಹೊಡಿತಾ ಇದ್ರೆ ಯಾರು ನಿಮ್ಮನ್ನ ಮಾತಾಡಿಸಲ್ಲ. ಜೀವಂತ ಟೀಚರ್ ಅಲ್ಲಿದ್ರೆ ತಕ್ಷಣವೇ ಸೀಮೆ ಸುಣ್ಣ ತಗೊಂಡು ಗುರಿ ಇಟ್ಟು ಹೊಡೆದು ನಿದ್ದೆ ಮಾಡ್ತಾ ಇರೋ ನಮ್ಮನ್ನ ಎಬ್ಬಿಸಿ, ಏನ್ ನಿದ್ದೆ ಮಾಡಕ್ ಬಂದಿದೀಯೇನೋ, ರಾತ್ರಿ ಎಲ್ಲ ವಿಡಿಯೋ ಗೇಮ್ಸ್ ಆಡ್ತಾ ಇದ್ಯಾ ಅಂತ ಬೈದು ಗಮನ ಇಟ್ಟು ಪಾಠವನ್ನ ಕೇಳು ಅಂತ ಬದುಕಿಗೆ ಸಿದ್ಧಗೊಳಿಸುತ್ತೆ. ಈ ರೀತಿ ಅಧ್ಯಾಪಕರಿಂದ ಚಾಪೀಸಲ್ಲಿ ಹೊಡೆಸ್ಕೊಂಡಂತ ವಿದ್ಯಾರ್ಥಿ ಜೀವನ ಪರ್ಯಂತ ಆ ಘಟನೆ ನೆನಪಲ್ಲಿ ಇಟ್ಕೊಂಡಿರ್ತಾನೆ. ಇಟ್ಕೊಂಡಿದ್ದು ಆಹಾ, ಆವತ್ತು ಟೀಚರ್ ನನ್ನನ್ನು ಎಚ್ಚರಿಸಿದ್ದಕ್ಕೆ ನಾನು ಈ ಒಂದು ಮಟ್ಟಕ್ಕೆ ಬಂದಿದ್ದೇನೆ ಅನ್ನೋ ಕೃತಜ್ಞತೆಯನ್ನ ಉಳಿಸ್ಕೋತಾನೆ. ಈ ಒಂದು ಪಾಠವನ್ನ ರೋಬೋ ಟೀಚರ್ ಖಂಡಿತ ಹೇಳೋದಿಲ್ಲ. ಒಂದು ವರ್ಷ ಆಯಿತು ರೋಬೋ ಟೀಚರ್ಗಳು ಬಂದು ಅಥವಾ ಹಾಲೋಗ್ರಫಿ ಟೀಚರ್ಗಳು ಬಂದು ಅಂತ ಮಾಡೋಣ. ಒಂದು ವರ್ಷದವರೆಗೆ ಯಾವುದೇ ಶಿಕ್ಷಕ ಇಲ್ಲ, ಒಂದು ವರ್ಷ ಆಗೋಗ್ಬಿಟ್ಟಿದೆ. ಆದರೆ ತುಂಬ ಯೂಟ್ಯೂಬ್ ವಿಡಿಯೋಗಳಿವೆ, ಆನ್ಲೈನ್ ಕೋರ್ಸಸ್ಗಳಿವೆ, AI ಟ್ಯೂಟರ್ಗಳಿವೆ. ಹುಡುಗರು ಪರೀಕ್ಷೆನ ಪಾಸ್ ಮಾಡೋದು ಬಹಳ ಸುಲಭ, ಡಿಗ್ರಿ ಕೊಟ್ಬಿಡ್ತಾರೆ. ಉದಾಹರಣೆಗೆ ಒಬ್ಬ ವೈದ್ಯ, ಅವನು ಈ ರೀತಿ ಆನ್ಲೈನಲ್ಲಿ ವೈದ್ಯಕೀಯ ಕಲಿತರೆ, ಪರೀಕ್ಷೆಯನ್ನ ಪಾಸ್ ಮಾಡಿದ್ರೆ ಡಿಗ್ರಿ ಕೊಡ್ತಾರೆ, ಆನ್ಲೈನಲ್ಲಿ ಡಿಗ್ರಿ ಸಿಗುತ್ತೆ. ಆದರೆ ಒಬ್ಬ ರೋಗಿ ಬಂದಾಗ ಅವನಿಗೆ ಏನು ತೊಂದರೆ ಇದೆ ಅಂತ ತಿಳ್ಕೊಂಡು ಯಾವ ಔಷಧವನ್ನು ಕೊಡಬೇಕು ಅಂತ ನೀವು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅನ್ನ ಕೇಳ್ತಂದ್ರೆ, ಓಹ್ ಜ್ವರ ಇದೆಯಾ, ಪ್ಯಾರಾಸಿಟಮಾಲ್ ಕೊಡು 500 mg ಅಂತ ಹೇಳುತ್ತೆ ಅಷ್ಟೇ. ಆದರೆ ಅವನಿಗೆ ಲಿವರ್ ತೊಂದರೆ ಇದೆಯಾ, ಅವನ ವಯಸ್ಸೆಷ್ಟು, ಅವನಿಗೆ ಪ್ಯಾರಾಸಿಟಮಾಲ್ ಅಲರ್ಜಿ ಇದೆಯಾ, ಇದು ಯಾವುದನ್ನು ಹೇಳೋಲ್ಲ. ಅದು ಇದನ್ನ ಆ ವೈದ್ಯ ಆದೋನು ತನ್ನ ಬುದ್ಧಿಶಕ್ತಿಯನ್ನ ಉಪಯೋಗಿಸ್ಕೊಂಡು ಕೇಳಬೇಕಾಗುತ್ತೆ. ಆ ರೋಗಿಯನ್ನ ಕೇಳಿ ಏನಪ್ಪ ತೊಂದರೆ ಅಂತ ಹೇಳಿ ಇದನ್ನ ಹೀಗೆ ತಗೋ ಹೀಗೆ ತಗೋ, ಊಟ ಮೊದಲು ತಗೋ, ಊಟ ಆದ್ಮೇಲೆ ತಗೋ, ನೀರಿನ ಜೊತೆ ತಗೋ, ಇಂಥ ಆಹಾರ ಸೇವಿಸು, ಈ ರೀತಿಯಾದ ಒಂದು ವಿಚಾರ ಏನಿದೆ ಅದನ್ನ AI ಕಲಿಸಲ್ಲ. ಮುಖ್ಯವಾಗಿ ನೀವು ಬರುಕೊಡುವಂತ ಔಷಧಿ ದುಬಾರಿಯಾಗಿದ್ರೆ ಆ ದುಬಾರಿ ಔಷಧವನ್ನ ಕೊಂಡುಕೊಳ್ಳುವ ಸಾಮರ್ಥ್ಯ ಅವನಿಗೆ ಇದೆಯಾ ಅನ್ನೋ ವಿವೇಚನೆ ಇದೆಯಲ್ಲ, ಅದು AIಗೆ ಬರೋಲ್ಲ, ರೋಬೋಗೆ ಬರಲ್ಲ. ಅದು ನೇರವಾಗಿ ಜೀವಂತ ಅಧ್ಯಾಪಕನಿಂದ ಕಲಿತು ಬದುಕನ್ನ ನೋಡಿ ಕಷ್ಟ ಅಂದ್ರೇನು, ಬಡತನ ಅಂದ್ರೆ ಏನು, ಅವನ ಆದಾಯವನ್ನ ನೋಡಿಕೊಂಡು ಔಷಧವನ್ನ ನಾವು ನೀಡಬೇಕಾಗುತ್ತೆ ಅನ್ನೋ ಸಾಮಾನ್ಯ ತಿಳುವಳಿಕೆನ ಒಬ್ಬ ಜೀವಂತ ಅಧ್ಯಾಪಕ ಕಲಿಸಬಲ್ಲ, ಈ ಯಂತ್ರ ಕಲಿಸಲಿಕ್ಕೆ ಸಾಧ್ಯವಿಲ್ಲ. ನಿಧಾನಕ್ಕೆ ಏನಾಗುತ್ತೆ, ಒಂದು ವರ್ಷ ಆದ ಮೇಲೆ ಅಧ್ಯಾಪಕ ಆದರೆ ಒಬ್ಬ ವಿದ್ಯಾರ್ಥಿಯಲ್ಲಿ ಸುಪ್ತವಾಗಿ ಇರುವ ಪ್ರತಿಭೆಯನ್ನ ಗುರುತಿಸಬಹುದು. ಆದರೆ ಯಂತ್ರ ಗುರುತಿಸುತ್ತಾ, ಅಲ್ಗೋರಿದಮ್ ಇದೆಯಲ್ಲ ಸರ್ ಗುರುತಿಸುತ್ತೆ ಅಂತ ಹುಡುಗರು ಹೇಳ್ಬೋದು. ಅಲ್ಗೋರಿದಮ್ ಏನ್ ಮಾಡುತ್ತೆ ಹೇಳಿ, ನೀವು ಅಂತರ್ಜಾಲದಲ್ಲಿ ಬರೀ ರಾಜ್ಕುಮಾರ್ ಹಾಡುಗಳನ್ನ ನೋಡ್ತಾ ಇದ್ರೆ ಆ ಅಲ್ಗಾರಿದಮ್ ಏನ್ ಮಾಡುತ್ತೆ ಅಂದ್ರೆ,
ರಾಜ್ಕುಮಾರ್ ಹಾಡುಗಳ ಮಾಹಿತಿಯನ್ನೆಲ್ಲ

ಸಂಗ್ರಹ ಮಾಡಿ ನಿಮಗೆ ತೋರಿಸ್ತಾ ಇರುತ್ತೆ, ಪದೇ ಪದೇ ಪದೇ ತೋರಿಸ್ತಾ ಇರುತ್ತೆ. ನೀವು ರಾಜ್ಕುಮಾರ್ ಹಾಡುಗಳನ್ನು ನೋಡ್ತಾ ಹೋಗ್ತೀರಿ. ಆದ್ರೆ ನಿಮ್ಮಲ್ಲಿ ನಿಜವಾದ ಪ್ರತಿಭೆ, ಅದ್ಭುತವಾದ ಅಡುಗೆಯನ್ನ ನೀವು ಮಾಡಬಲ್ಲರು ಅನ್ನೋದು ಆ ರೋಬೋಟ್ ಹ್ಯಾಂಗ್ ಗೊತ್ತಾಗುತ್ತೆ. ಹಾಗಾಗಿ ಪ್ರತಿಭೆಯನ್ನ ಕಂಡುಹಿಡಿಯುವ ಅವಕಾಶ ಹೊರಟೋಗುತ್ತೆ. ಎರಡನೆಯದಾಗಿ, ನಮಗೆ ಬದುಕಲ್ಲಿ ಮುಂದುವರಿಯಬೇಕಾದರೆ ಒಬ್ರು ರೋಲ್ ಮಾಡಲ್ ಇರಬೇಕು. ಸೆಹವಾಗ್ ಒಳ್ಳೆ ಕ್ರಿಕೆಟ್ ಆಟಗಾರ ಆದ, ಯಾಕಂದ್ರೆ ಸಚಿನ್ ತೆಂಡೂಲ್ಕರ್ ಅವನಿಗೆ ರೋಲ್ ಮಾಡಲ್ ಆಗಿದ್ದ. ಸಚಿನ್ನ ಅಧ್ಯಯನ ಮಾಡಿ ಇವನು ಒಳ್ಳೆ ಆಟಗಾರ ಆದ ಸೆಹವಾಗ್. ಈ ಯಂತ್ರಗಳ ಲೋಕದಲ್ಲಿ ನಮಗೆ ಯಾರು ಮಾಡಲ್ ಆಗ್ತಾರೆ, ಯಾರಿಂದ ನಾವು ಸ್ಫೂರ್ತಿ ಪಡಿಬಹುದು? ಸದ್ಯಕ್ಕಂತೂ ಅದಕ್ಕೆ ಉತ್ತರ ಇಲ್ಲ. ಹಾಗೆಯೇ ಮೂರನೇದು ಏನು ಅಂತ ಹೇಳ್ತಂದ್ರೆ, ಅಧ್ಯಾಪಕರು ನಾವು ಮಾಡಬಹುದಾದ ತಪ್ಪುಗಳನ್ನ ಗುರುತಿಸಿ ಹೇಳ್ತಾರೆ. ಯಂತ್ರವೂ ಹೇಳುತ್ತೆ, ಆದ್ರೆ ಯಂತ್ರ ಏನ್ ಮಾಡುತ್ತೆ, ನೇರವಾಗಿ ಯಾವುದೇ ರೀತಿಯಾದ ಭಾವನೆಗಳನ್ನ ತೋರಿಸದೆ ನೀನೊಬ್ಬ ಮುಕ್ತಾಳ ಅಂತ ಹೇಳುತ್ತೆ. ಆದ್ರೆ ಅಧ್ಯಾಪಕರು ಹಾಗೆ ಹೇಳೋಲ್ಲ. ವಿದ್ಯಾರ್ಥಿಯ ಮನಸ್ಸು ಸೂಕ್ಷ್ಮವಾಗಿರುತ್ತೆ ಅಂತ ಅವರಿಗೆ ಗೊತ್ತು, ಹೇಗೆ ಹೇಳಬೇಕು ಅಂತ ಗೊತ್ತಿರುತ್ತೆ. ಹಾಗಾಗಿ ನಿಧಾನಕ್ಕೆ ನಿನ್ನ ತಿಳುವಳಿಕೆ ತಪ್ಪಾಗಿದೆ, ಇಂಥ ಕಡೆ ತಪ್ಪಿದೆಯಾ, ಇದು ಈಗಲ್ಲ, ಹಾಗೆ ಅನ್ವಯದಿಂದ ತಿಳಿಸಿಕೊಳ್ಳುವ ಕಲೆ ಅದು ಶಿಕ್ಷಕರಿಗೆ ಮಾತ್ರ ದಕ್ಕುತ್ತೆ, ಯಂತ್ರಕ್ಕೆ ದಕ್ಕೋದಿಲ್ಲ. ಹಾಗೇನೆ ಎಷ್ಟೋ ಸಂದರ್ಭದಲ್ಲಿ, ಆಗಲ್ಲ ಸರ್ ನನ್ನ ಕೈಯಲ್ಲಿ ಇದು, ಸುಮ್ಮನೆ ನನ್ನ ತಲೆ ಅತ್ತಿಂತೀರಿ ಅಂತ ಹೇಳ್ಬೋದು. ಯಂತ್ರ ಏನ್ ಹೇಳುತ್ತೆ, ಓಕೆ ನಿನ್ ಕೈಯಲ್ಲಾಗಲ್ವಾ, ಬಿಟ್ಟು ಬಿಡು, ಮುಂದಕ್ಕೆ ಹೋಗು. ಆದ್ರೆ ಅಧ್ಯಾಪಕರು ಹಾಗೆ ಹೇಳುದು, ಹೌದಪ್ಪ ಕಷ್ಟ ಅಂತ ಅನ್ಸುತ್ತೆ, ನನಗೂ ಅನ್ಸಿತ್ತು, ಆದ್ರೆ ಛಲ ಬಿಡದ ತ್ರಿವಿಕ್ರಮನಂತೆ ಕೆಲಸ ಮಾಡ್ತಂದ್ರೆ ಏನ್ ಬೇಕಾದ್ರೂ ಸಾಧನೆ ಮಾಡ್ಬೋದು. ದಶರಥ ಮಾಂಜಿ ದಿನಕ್ಕೆ ಒಂದೊಂದು ಕಲ್ಲು ತೆಗೆದಾಗ್ತಾ ಇಡೀ ಬೆಟ್ಟವನ್ನೇ ಕರಗಿಸಿ ರಸ್ತೆಯನ್ನ ಮಾಡದ್ನಲ್ಲ, ಅವನು ಆಗಲ್ಲ ಅಂತ ಅಂದ್ಕೊಂಡಿದ್ರೆ ಈ ವಿಶ್ವ ದಾಖಲೆ ಆಗ್ತಿರ್ಲಿಲ್ಲ. ಅದನ್ನ ಅಧ್ಯಾಪಕ ಹೇಳ್ಕೊಡಬಲ್ಲ, ಬೇರೆ ಯಾರು ಹೇಳಲಿಕ್ಕೆ ಸಾಧ್ಯವಾಗಲ್ಲ. ಆಮೇಲೆ ಮುಖ್ಯವಾಗಿ ಒಂದು ನೀತಿಯ ಪ್ರಶ್ನೆ. ನೀವು ಯಂತ್ರವನ್ನ ಕೇಳಿದ್ರೆ ಬಾಂಬ್ ತಯಾರಿಸೋದು ಹೇಗೆ ಅಂತ ಅದು ಮಾಹಿತಿ ಕೊಡುತ್ತೆ. ಅದಕ್ಕೆ ಬೇಕಾದ ಬಿಡಿ ಭಾಗಗಳು ಎಲ್ಲೆಲ್ಲಿ ಸಿಗುತ್ತೆ, ಏನು ಎತ್ತ, ಎಲ್ಲವನ್ನು ಕೊಡುತ್ತೆ. ಆದರೆ ಬಾಂಬನ್ನು ತಯಾರಿಸ್ಬೇಕಾ, ಅದನ್ನು ಸ್ಫೋಟಿಸ್ಬೇಕಾ, ಜನರನ್ನು ಕೊಲ್ಲಬೇಕಾ ಅನ್ನೋ ತಿಳಿವಳಿಕೆ ಇದೆಯಲ್ಲ, ಪ್ರಜ್ಞೆ ಇದೆಯಲ್ಲ, ಜ್ಞಾನ ಇದೆಯಲ್ಲ, ಅದನ್ನು ಕೇವಲ ಅಧ್ಯಾಪಕ ಕೊಡುತ್ತಲ್ಲ, ಯಂತ್ರ ಯಾವತ್ತಿಗೂ ಕೊಡಲಿಕ್ಕೆ ಸಾಧ್ಯ ಇಲ್ಲ. ಧರ್ಮ ಅಧರ್ಮ, ಸತ್ಯ ಸುಳ್ಳು, ಅನುಕೂಲತೆ ಅನಾನುಕೂಲತೆ, ಉಪಕಾರ ಅಪಕಾರ, ಈ ಸೂಕ್ಷ್ಮಗಳನ್ನ ಒಬ್ಬ ಶಿಕ್ಷಕ ಕಲಿಸಬಲ್ಲನೇ ಹೊರತು ಯಂತ್ರಗಳು ಖಂಡಿತ ಕಲಿಸಲ್ಲ. ಸಡ್ಬರಿ ವ್ಯಾಲಿ ಸ್ಕೂಲ್ ಎಕ್ಸ್ಪೆರಿಮೆಂಟ್ ಅಂತ ಒಂದಿದೆ. ಈ ಸಡ್ಬರಿ ಸ್ಕೂಲ್ ಅನ್ನೋದು ಅಮೆರಿಕದಲ್ಲಿ ಆರಂಭಿಸಿದ್ದಾರೆ. ಜಗತ್ತಿನ ಬೇರೆ ಬೇರೆ ದೇಶಗಳಲ್ಲಿ ಸುಮಾರು 100ಕ್ಕೂ ಹೆಚ್ಚು ಶಾಲೆಗಳಿವೆ, ಸಡ್ಬರಿ ಶಾಲೆಗಳು. ಈ ಶಾಲೆಯ ವಿಶೇಷ ಏನಪ್ಪಾ ಅಂದ್ರೆ, ಹುಡುಗರು ತಮ್ಮ ಮನಸ್ಸಿಗೆ ಬಂದ ಹಾಗೆ ಇರಬಹುದು. ತಾವೆಲ್ಲ ನೋಡಿದ್ರಿ, ದಿನ ಪೂರ್ತಿ ನಾನು ಆಟ ಆಡಬಹುದಾ, ದಿನ ಪೂರ್ತಿ ಕುಣಿಯಬಹುದಾ, ದಿನ ಪೂರ್ತಿ ನಿದ್ರೆ ಮಾಡಬಹುದಾ, ಮಾಡಿ ಯಾರು ಬೇಡ ಅಂತಾರೆ ನಿಮ್ಗೆ? ಅಧ್ಯಾಪಕರೇ ಇಲ್ವಾ? ಇಲ್ಲ, ಅಧ್ಯಾಪಕರೇ ಇದ್ದಾರೆ. ನೀವೇನಾದ್ರೂ ಹೋಗಿ ಕೇಳಿದ್ರೆ ಮಾತ್ರ ಅಧ್ಯಾಪಕರು ಉತ್ತರ ಕೊಡ್ತಾರೆ, ಮಾರ್ಗದರ್ಶನ ಕೊಡ್ತಾರೆ. ಇಲ್ದಿದ್ರೆ ನಿನಗೆ ಇಷ್ಟ ಬಂದದ್ದನ್ನು ಮಾಡಬಹುದು. ದಿನ ಪೂರ್ತಿ ನಾನು ಚಿತ್ರಕಲೆ ಚಿತ್ರವನ್ನ ಬಿಡಿಸ್ತಾ ಕೂತ್ಕೊಂಡೆ ಅಂದ್ರೆ ಬಿಡಿಸು ಅಂತಾರೆ, ಇಲ್ಲ ದಿನ ಪೂರ್ತಿ ಕ್ರಿಕೆಟ್ ಆಡ್ತೀನಿ ಆಡು ಅಂತಾರೆ. ಇದು ಒಂದು ವಿಶಿಷ್ಟ ಪ್ರಯೋಗ. ಪರೀಕ್ಷೆಗಳೇ ಇಲ್ಲ, ಹೋಮ್ವರ್ಕ್ ಇಲ್ಲ, ಅಸೆಸ್ಮೆಂಟ್ಗಳಿಲ್ಲ, ಏನೂ ಇಲ್ಲ. ಇಂತಹ ಒಂದು ಇದರಿಂದ ಈ ಸಡ್ಬರಿ ಸ್ಕೂಲ್ಗಳಲ್ಲಿ ಏನಿದೆ ಇಲ್ಲಿ ನೋಡಿ, ಕ್ಲಾಸಸ್ ಇಲ್ಲ, ಫಿಕ್ಸೆಡ್ ಕರಿಕ್ಯುಲಮ್ ಇಲ್ಲ, ಟೀಚರ್ಸ್ ಇಲ್ಲ, ಏನಿಲ್ಲ, ಸುಮ್ಮನೆ ಅಬ್ಸರ್ವ್ ಮಾಡ್ತಿರ್ತಾರೆ ಅಷ್ಟೇ. ಅವರು ನಿಮ್ಗೇನಾದ್ರೂ ಬೇಕು ಅಂತ ಹೇಳಿದ್ರೆ ಸಹಾಯ ಮಾಡ್ತಾರೆ, ಇಲ್ದಿದ್ರೆ ಇಲ್ಲ. ಸೊ ಇಫ್ ಟೀಚರ್ಸ್ ಡಿಸಪಿಯರ್, ಫ್ರೀಡಮ್ ವೋಂಟ್ ಲೀಡ್ ಟು ಕ್ರಿಯೇಟಿವಿಟಿ, ಇಟ್ ವಿಲ್. ಹೀಗೆ ಸಂಪೂರ್ಣ ಸ್ವಾತಂತ್ರ್ಯ ಕೊಟ್ಬಿಟ್ರೆ ಹುಡುಗರಿಗೆ, ಅವರು ನಿಜಕ್ಕೂ ಬುದ್ಧಿವಂತ ಹುಡುಗರಾಗ್ತಾರಾ ಅಂತ ಪ್ರಯೋಗ

ಆಡಿದಕ್ಕೆ ಇಲ್ಲ, ಅವರು ಅಷ್ಟೊಂದು ಬುದ್ಧಿವಂತ ಹುಡುಗರು ಆಗಲ್ಲ. ಸಮಾಜ ಹಾಕುವಂತ ಸವಾಲುಗಳು ಏನಿದೆ, ಪ್ರಶ್ನೆಗಳೇನಿವೆ, ಬದುಕಲ್ಲಿ ಬರುವಂತ ಸಮಸ್ಯೆಗಳೇನಿವೆ, ಅವುಗಳನ್ನ ಎದುರಿಸುವ ಧೈರ್ಯ ಬರೋದಿಲ್ಲ. ಒಬ್ಬ ಮಾರ್ಗದರ್ಶಕ ಶಿಕ್ಷಕ ಅನ್ನೋನು ಇರಲೇಬೇಕು ಅಂತ ಪ್ರಾಯೋಗಿಕವಾಗಿ ನಿರೂಪಿಸಿದೆ ಈ ಸಡ್ಬರಿ ಶಾಲೆ. ಈ ಜೋಂಬಿ ಎಫೆಕ್ಟ್ ಆಗುತ್ತೆ ಅಂತ ಕೆಲವು ತಜ್ಞರು ಹೇಳ್ತಾರೆ. ಏನ್ ಹಾಗಂದ್ರೆ, ಶಿಕ್ಷಕರೆಲ್ಲ ಮಾಯ ಆಗ್ಬಿಟ್ರು ಅಂತ ಇಟ್ಕೊಳ್ಳಿ, 20 ವರ್ಷ ಕಳೆದೋಗ್ಬಿಟ್ಟಿದೆ. ಕಳೆದೋದ್ಮೇಲೆ ಹೆಂಗಿರುತ್ತೆ 20 ವರ್ಷ ಆದ್ಮೇಲೆ? ದ ವರ್ಲ್ಡ್ಸ್ ನಾಲೆಜ್ ಫುಲ್ ವಿಲ್ ಬಿಗಿನ್ ಟು ಶಿಂಕ್ ಅಂತಾರೆ. ಜಗತ್ತಿನ ಜ್ಞಾನ ಅನ್ನೋದು ಏನಿದೆ ಅಲ್ಲಿಯವರೆಗೆ ಏನಿರುತ್ತೆ ಅಷ್ಟೇ ಇರುತ್ತೆ, ಬೆಳೆಯಲ್ಲ. ಅದು ಯಾಕಂದ್ರೆ ಈ ಬುಕ್ಸ್ಗಳಾಗ್ಲಿ ಇಂಟರ್ನೆಟ್ ಆಗ್ಲಿ ಮತ್ತೊಂದಾಗ್ಲಿ ನೀವೇನು ಸೃಷ್ಟಿ ಮಾಡಿಟ್ಟಿದ್ದೀರಿ ಅದಷ್ಟನ್ನೇ ಕಾಪಾಡುತ್ತೆ, ಹೊಸದಾಗಿ ಏನು ಸೃಷ್ಟಿ ಮಾಡ್ತಾ ಇಲ್ಲ. ದೇ ಡು ನಾಟ್ ಟೀಚ್ ಹೌ ಟು ಥಿಂಕ್ ಕ್ರಿಟಿಕಲಿ. ವಿದ್ಯಾರ್ಥಿಗಳಿಗೆ ನೀನು ಯೋಚನೆ ಮಾಡಬೇಕು, ಸಕ್ರಿಯ ಆಲೋಚನೆ ಮಾಡಬೇಕು, ಉಳಿತು ಕೆಡುಕನ್ನ ಯೋಚನೆ ಮಾಡಿ ನೀನು ಬದುಕಲ್ಲಿ ಮುಂದುವರಿಬೇಕು, ಇದ್ಯಾವುದೂ ಇಲ್ಲ. ಸೊ ಎಲ್ಲರೂ ಕಾಪಿ ಪೇಸ್ಟ್ ಮಾಡೋದಕ್ಕೆ ಶುರು ಮಾಡ್ತಾರೆ ಹೊರತು ಹೊಸತು ಅನ್ನೋದು ಏನೂ ಇರುವುದಿಲ್ಲ. ಉಪ್ಪಿಟ್ಟು ಅಂದ್ರೆ ಉಪ್ಪಿಟ್ಟೇ, ಬೆಳಿಗ್ಗೆ ಉಪ್ಪಿಟ್ಟು, ಮಧ್ಯಾಹ್ನ ಉಪ್ಪಿಟ್ಟೆ, ಉಪ್ಪಿಟ್ಟು ಇಡೀ ವರ್ಷ ಪೂರ್ತಿ ಉಪ್ಪಿಟ್ಟು ತಿನ್ನಕ್ಕಾಗುತ್ತ? ಹಾಗೆಯೇ ಹೊಸತು ಅನ್ನೋದು ಇಲ್ಲದೆ ಎಲ್ಲವೂ ಕಾಪಿ ಪೇಸ್ಟ್ ಆಗುತ್ತೆ 20 ವರ್ಷಗಳಲ್ಲಿ ಅಂತ ಹೇಳ್ತಾರೆ. ಇದನ್ನ ಜೂಮಿ ಎಫೆಕ್ಟ್ ಅಂತ ಕರೆದಿದ್ದಾರೆ ತಜ್ಞರು. ಅಂದ್ರೆ ಒಬ್ಬ ಶಿಕ್ಷಕ ಏನಾಗಬಹುದು ಅಂತ ಹೇಳ್ತಂದ್ರೆ, ಎ ಲಿವಿಂಗ್ ಬ್ರಿಡ್ಜ್ ದಟ್ ಟರ್ನ್ಸ್ ನಾಲೆಜ್ ಇನ್ ಟು ವಿಸ್ಡಮ್. ಈಗಾಗಲೇ ಟೊಮೆಟೊ ಹಣ್ಣಿನ ಉದಾಹರಣೆ ಕೊಟ್ಟಿದ್ದೆ. ಹಾಗಾಗಿ ನಿಮ್ಮ ಮಾಹಿತಿ ಜ್ಞಾನ ಏನಿದೆ ಅದನ್ನ ಪ್ರಜ್ಞೆಯನ್ನಾಗಿ ತಿಳಿವಳಿಕೆಯನ್ನಾಗಿ ಪರಿವರ್ತಿಸೋದಕ್ಕೆ ಒಬ್ಬ ಅಧ್ಯಾಪಕ ಶಿಕ್ಷಕ ಬೇಕು. ಕೆಲವು ಉದಾಹರಣೆಗಳನ್ನು ಕೊಡ್ತಾ ಇದ್ದೇನೆ. ಕುರುಕ್ಷೇತ್ರ ಯುದ್ಧ ಆರಂಭವಾಗಬೇಕು. ಅರ್ಜುನ ಹೇಳ್ತಾನೆ ಕೃಷ್ಣನಿಗೆ, ಎರಡೂ ಸೈನ್ಯದ ಮಧ್ಯೆ ಹೋಗಿ ರಥವನ್ನು ನಿಲ್ಲಿಸು. ಕೃಷ್ಣ ನಿಲ್ಲಿಸ್ತಾನೆ, ಅರ್ಜುನ ನೋಡ್ತಾನೆ ಎದುರುಗಡೆ ಅಜ್ಜ ಭೀಷ್ಮ ಪಿತಾಮಹ ಇದ್ದಾನೆ, ಗುರುಗಳಿದ್ದಾರೆ, ದ್ರೋಣಾಚಾರ್ಯ, ಕೃಪಾಚಾರ್ಯ, ಬಂಧುಗಳು, ಬಾಂಧವರು, ಗೆಳೆಯರು ಎಲ್ಲರೂ ಇದ್ದಾರೆ. 11 ಅಕ್ಷೋಹಿಣಿ ಸೈನ್ಯ ನಿಂತಿದೆ. ಇವರನ್ನೆಲ್ಲ ನಾನು ಕೊಲ್ಲಬೇಕಾ? ಇವರನ್ನೆಲ್ಲ ಕೊಂದು ನಾನು ಸಿಂಹಾಸನವನ್ನು ಪಡೆದ್ರೆ ನಾನು ಸುಖವಾಗಿರ್ತೀನ? ಅವನಿಗೆ ತುಂಬಾ ನೋವಾಗುತ್ತೆ, ವಿಷಾದವಾಗುತ್ತೆ. ಆ ಕ್ಷಣದಲ್ಲಿ ಅವನೇನು ಹೇಳ್ತಾನೆ, ನನಗೆ ಯುದ್ಧ ಬೇಡ ಅಂತ ವಿಲ್ಲು ಬಾಣ ಬಿಸಾಕಿ ನಾನು ಸನ್ಯಾಸಿ ಆಗ್ತೇನೆ ಅಂತ ಹೊರಟ್ಬಿಡ್ತಾನೆ. ಕಾಡು ಹೋಗ್ತೇನೆ ನಾನು ಅಂತ ಅರ್ಜುನ ಅವನನ್ನ ಕರೆದು ಕೃಷ್ಣ ಕರ್ಮಣ್ಯವಾದಿಕಾರಸ್ಥೆ ಮಾ ಫಲೇಶು ಪದಾರ್ಶನ, ನೀನ್ ಕೆಲಸ ನೀನ್ ಮಾಡಪ್ಪ, ಇವರನ್ನೆಲ್ಲ ಈಗಾಗಲೇ ಕೊಂದಾಕ್ಬಿಟ್ಟಿದ್ದೀನಿ ನಾನು, ನೀನು ನೆಪ ಮಾತ್ರ. ಹೀಗೆ ಒಂದು ಆಪ್ತ ಸಲಹೆಯನ್ನ ನೀಡಿ, ತಿಳಿವಳಿಕೆಯನ್ನ ನೀಡಿ, ಸಾಮಾನ್ಯ ಜ್ಞಾನವನ್ನ ನೀಡಿ, ನಿನ್ನ ಕೆಲಸ ನೀನ್ ಮಾಡಬೇಕು, ಕ್ಷತ್ರಿಯನಾಗಿ ನಿನ್ನ ಕೆಲಸ ಯುದ್ಧ ಮಾಡೋದು ನೀನು ಮಾಡು ಅಂತ ಹೇಳ್ತಾನೆ. ಕೃಷ್ಣ ಮಾಡಿದಾಗ ಆ ಯುದ್ಧದಲ್ಲಿ ಪಾಂಡವರಿಗೆ ಜಯ ಬರುತ್ತೆ. ಅರ್ಜುನನ ಹತ್ತಿರ ಎಲ್ಲ ರೀತಿಯ ಅಸ್ತ್ರಶಸ್ತ್ರಗಳು ಇದ್ವು. ನೀವು ಯಾವ ಅಸ್ತ್ರ ಕೇಳ್ತೀರಿ, ಯಾವ ಶಸ್ತ್ರ ಕೇಳ್ತೀರಿ, ಬ್ರಹ್ಮಾಸ್ತ್ರದವರೆಗೆ ಎಲ್ಲವೂ ಇದ್ವು. ಹಾಗೆ ಒಬ್ಬ ವಿದ್ಯಾರ್ಥಿ ಹತ್ರ ಡಿಗ್ರಿ ಇದೆ, ಲ್ಯಾಪ್ಟಾಪ್ ಇದೆ, ಟೆಕ್ನಿಕಲ್ ಸ್ಕಿಲ್ ಇದೆ, ಎಲ್ಲವೂ ಇದೆ. ಆದ್ರೆ ಅದನ್ನು ಹೇಗೆ ಬಳಸ್ಬೇಕು, ಬದುಕಲ್ಲಿ ಬಂದಿರತಕ್ಕಂತ ಸಮಸ್ಯೆಯನ್ನ ನಿವಾರಿಸ್ಲಿಕ್ಕೆ ಇದನ್ನ ಬಳಸೋದು ಹೇಗೆ? ಆ ಜ್ಞಾನವನ್ನ ಕಲಿಸ್ಲಿಕ್ಕೆ ಒಬ್ಬ ಶಿಕ್ಷಕ, ಕೃಷ್ಣನಂತಹ ಶಿಕ್ಷಕ ನಮಗೆ ಬೇಕು. ಇನ್ ಏನೂ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ಬದುಕಲ್ಲಿ ಅನ್ನೋ ಸ್ಥಿತಿಯನ್ನ ನಾವು ತಲುಪಿದಾಗ, ಇಲ್ಲಪ್ಪ ಪ್ರಪಂಚ ವಿಶಾಲವಾಗಿದೆ, ಹೆದರಬೇಡ, ಹೀಗೆ ನಡಿ ಅಂತ ಮಾರ್ಗದರ್ಶನ ನೀಡೋಕೆ ಜೀವಂತ ಶಿಕ್ಷಕ ಇರಬೇಕೇ ಹೊರತು ಯಂತ್ರಗಳು ಅಂತಹ ಮಾರ್ಗದರ್ಶನ ನೀಡಲಿಕ್ಕೆ ಸಾಧ್ಯ ಇಲ್ಲ. ಈ ಕಥೆಯೂ ಸಹ ಮಹಾಭಾರತದ್ದು, ನಿಮಗೆ ಗೊತ್ತಿದೆ. ಏಕಲವ್ಯ ಆತ ನಿಷಾದನಾಗಿದ್ದ ಕಾರಣ ಗುರು ದ್ರೋಣ ವಿದ್ಯೆ ಕಲಿಸಲ್ಲ. ಜೊತೆಗೆ ಗುರು ದ್ರೋಣ ಊಳಿಗಕ್ಕೆ ಇರ್ತಾನೆ ಕೌರವರ ಬಳಿ.

ಏನ್ ಮಾತು ಕೊಟ್ಟಿರ್ತಾನೆ? ನಾನು ಕೌರವ ಪಾಂಡವರಿಗೆ ಮಾತ್ರ ವಿದ್ಯೆ ಕಲಿಸ್ತೇನೆ, ಯಾರಿಗೂ ಕಲಿಸಲ್ಲ. ಇಲ್ಲೇನಾಗ್ತಾ ಇದೆ, ವಿದ್ಯೆ ಕಲಿಸಲ್ಲ ಅಂದಾಗ ಆತನ ಮೂರ್ತಿಯನ್ನ ಮಾಡಿಕೊಂಡು ಸ್ವಂತ ಶಕ್ತಿಯನ್ನ ಬುದ್ಧಿಶಕ್ತಿಯನ್ನ ಬಳಸ್ಕೊಂಡು ಆತ ವಿಲ್ವಿದ್ಯೆಯನ್ನ ಕಲಿತಾನೆ. ಕೊನೆಗೆ ಗೊತ್ತಾಗುತ್ತೆ, ಪಾಂಡವರು ಕಾಡಲ್ಲಿ ಬೇಟೆಗೆ ಅಂತ ಬಂದಾಗ ಒಂದು ನಾಯಿ ಬೊಗಳುತ್ತಾ ಬರುತ್ತೆ. ಆಗ ಏಕಲವ್ಯ ಶಬ್ದವೇದಿ ವಿದ್ಯೆಯನ್ನ ಬಳಸಿ ಆ ನಾಯಿಗೆ ಅದರ ಬಾಯಿ ತುಂಬಾ ಬಾಣಗಳನ್ನ ತುಂಬುತ್ತಾನೆ, ಅದು ವಾಪಸ್ ಹೋಗುತ್ತೆ. ಮುಂದೆ ನಡೆದ ಕತೆ ಗೊತ್ತು ನಿಮಗೆ. ಗುರುದಕ್ಷಿಣೆಯಾಗಿ ಹೆಬ್ಬೆರಳನ್ನ ಕೇಳ್ತಾನೆ. ಹಾಗೆಯೇ ಒಬ್ಬ ಬುದ್ಧಿವಂತ ವಿದ್ಯಾರ್ಥಿ, ಅವನ ಹತ್ರ ಪುಸ್ತಕಗಳಿವೆ, ಯೂಟ್ಯೂಬ್ ವಿಡಿಯೋ ಇದೆ, ಇಂಟರ್ನೆಟ್ ಇದೆ, ಎಲ್ಲವೂ ಇದೆ. ಆದರೆ ಅವನಿಗೆ ತಿಳಿವಳಿಕೆ ಅನ್ನೋದು ಕೊಡೋಲ್ಲ. ಇಲ್ಲಿ ಏಕಲವ್ಯನಿಗೆ ಎಲ್ಲವೂ ಗೊತ್ತು, ಆದರೆ ಶಬ್ದವೇದಿ ಅನ್ನೋ ಅಸ್ತ್ರವನ್ನ ಎಲ್ಲಿ ಪ್ರಯೋಗಿಸಬೇಕು, ಎಲ್ಲಿ ಪ್ರಯೋಗಿಸಬಾರದು ಅನ್ನೋ ಸಾಮಾನ್ಯ ಜ್ಞಾನ ಅವನಿಗಿರಲಿಲ್ಲ. ಒಂದು ನಾಯಿಯ ಮೇಲೆ ಪ್ರಯೋಗಿಸಬಹುದಾ ಅಂತಹ ಅದ್ಭುತವಾದ ಬಾಣವನ್ನ ಒಬ್ಬ ಗುರು ಇದ್ದಿದ್ರೆ ಒಂದು ಅಸ್ತ್ರವನ್ನ ಯಾವ ಸಂದರ್ಭದಲ್ಲಿ ಪ್ರಯೋಗಿಸಬೇಕು, ಯಾವ ಸಂದರ್ಭದಲ್ಲಿ ಪ್ರಯೋಗಿಸಲೇಬಾರದು ಅನ್ನೋದನ್ನ ಹೇಳ್ಕೊಡ್ತಾ ಇದ್ರು. ಅಶ್ವತ್ಥಾಮನ ಉದಾಹರಣೆ ತಗೊಳ್ಳಿ. ಕುರುಕ್ಷೇತ್ರದ ಯುದ್ಧದ ಕೊನೆಯಲ್ಲಿ ಬ್ರಹ್ಮಾಸ್ತ್ರವನ್ನ ಬಿಡ್ತಾನೆ ಅಂತ, ಅರ್ಜುನನು ಬ್ರಹ್ಮಾಸ್ತ್ರ ಬಿಡ್ತಾನೆ. ಆಗ ಬಂದಂತ ವೇದವ್ಯಾಸರು, ದಯವಿಟ್ಟು ನಿಮ್ಮ ನಿಮ್ಮ ಅಸ್ತ್ರಗಳನ್ನ ವಾಪಸ್ ತಗೊಳ್ಳಿ, ಇಲ್ಲದೆ ಹೋದರೆ ಪ್ರಪಂಚ ಸುಟ್ಟು ಹೋಗುತ್ತೆ ಅಂದಾಗ ಅರ್ಜುನ ವಾಪಸ್ ತಗೋತಾನೆ. ಆದರೆ ಅಶ್ವತ್ಥಾಮ ತಗೊಳ್ಳಿಕ್ಕಾಗಲ್ಲ, ಯಾಕಂದ್ರೆ ಅವನು ಅರೆಬರೆ ಕಲ್ತಿದ್ದಾನೆ, ಪೂರ್ತಿ ಕಲ್ತಿಲ್ಲ. ಹಾಗೆ ನೀವು ಯೂಟ್ಯೂಬಿಂದ ಇಂಟರ್ನೆಟ್ ಇಂದ ಕಲಿತು ನಾನು ಡಿಗ್ರಿ ಪಡಿತೇನೆ ಅಂದರೆ ಮಾಹಿತಿ ಸಿಗುತ್ತೆ ನಿಮಗೆ, ನಾಲೆಡ್ಜು ಇನ್ಫಾರ್ಮೇಶನ್ ಸಿಗುತ್ತೆ, ಆದರೆ ವಿಸ್ಡಮ್ ಖಂಡಿತ ಸಿಗಲ್ಲ. ಯಾಕೆ ಏಕಲವ್ಯನಿಗೆ ಆ ಬೆರಳನ್ನ ಕೇಳದ ಅಂದ್ರೆ ವಿಸ್ಡಮ್ ಇಲ್ಲದೆ ಇರೋ ಕಾರಣಕ್ಕೆ ಬೆರಳನ್ನ ತಗೋತಾನೆ. ನಿನ್ನನ್ನು ಹೀಗೆ ಬಿಟ್ಟರೆ ಮುಂದೆ ಸಾಮಾನ್ಯ ಜ್ಞಾನ ಇಲ್ಲದೆ ಎಲ್ಲಂದ್ರಲ್ಲಿ ಯಾವುದಂದ್ರೆ ಆ ಅಸ್ತ್ರವನ್ನು ಪ್ರಯೋಗಿಸ್ತಾ ಬಂತು ಅಂದರೆ ಕಷ್ಟ ಆಗುತ್ತಪ್ಪ ಅಂತ ಹೇಳಿ ಬೆರಳನ್ನ ತಗೊಂಡ ಅಂತ ಒಂದು ವಿವರಣೆ ಉಂಟು. ಹಾಗಾಗಿ ನೀವೆಷ್ಟೇ ಪ್ರತಿಭಾವಂತರಾಗಿದ್ದರೂ ಸಹ ನಿಮಗೆ ಈ ವಿಸ್ಡಮ್ ಕೊಡೋದಕ್ಕೆ ಒಬ್ಬ ಅಧ್ಯಾಪಕ ಇರಬೇಕು. ಇದು ಒಂದು ಗ್ರೀಕ್ ಪುರಾಣದ ಕಥೆ. ಡೀಡಲಸ್ ಮತ್ತು ಇಕಾರಸ್ ಅಂತ ತಂದೆ ಮಗ. ಡೀಡಲಸ್ ಅದ್ಭುತವಾದ ಒಬ್ಬ ತಂತ್ರಜ್ಞ, ರೆಕ್ಕೆಗಳನ್ನ ರೂಪಿಸ್ತಾನೆ, ಅದಕ್ಕೆ ಮೇಣವನ್ನ ಹಚ್ಚಿ ಜೋಡಿಸಿ ಮಗನಿಗೆ ಆ ಎರಡು ರೆಕ್ಕೆನ ಸೇರಿಸ್ತಾನಂತೆ. ಮಗನೇ ಹೇಳ್ತಾನೆ, ಮಗನೇ ಇದು ಮೇಣದಿಂದ ಆಗಿರೋ ರೆಕ್ಕೆಗಳು, ಹಾಗಾಗಿ ನೀನು ತುಂಬಾ ಮೇಲಕ್ಕೆ ಸೂರ್ಯನಿಗೆ ಹತ್ತಿರಕ್ಕೂ ಹಾರಬಾರ್ದು, ಹಾಗೆ ಕೆಳಗಡೆ ಸಮುದ್ರ ಇದೆಯಲ್ಲ ಸಮುದ್ರದ ನೀರು ತಾಗುವ ಹಾಗೂ ನೀನು ಹಾರಬಾರ್ದು, ಮಧ್ಯೆ ಮಾತ್ರ ಹಾರ್ಕೊಂಡಿರಬಹುದು ಅಂತ ಅಪ್ಪ ಹೇಳ್ತಾನೆ. ಆದರೆ ಮಗನಿಗೆ ಯೌವನ ಅನ್ನೋದೊಂದಿರುತ್ತಲ್ಲ, ಯೂತ್ ಅನ್ನೋದಿರುತ್ತಲ್ಲ, ಹಾಗಾಗಿ ಎನರ್ಜಿ ಮತ್ತು ಪ್ಯಾಷನ್ ತುಂಬಾ ಇದ್ದ ಕಾರಣ ಅಪ್ಪ ಹೇಳಿದಂತ ಆ ವಿಸ್ಡಮ್ ಅನ್ನೋದು ಏನಿದೆ, ಅಪ್ಪ ಕೊಟ್ಟಂತ ವಿಸ್ಡಮ್ ಅನ್ನ ಅದನ್ನ ಬಿಟ್ಟು ಬಿಟ್ಟು ಮರೆತು ಬಿಟ್ಟು ಸೂರ್ಯನ ಹತ್ತಿರ ಹೋಗ್ತಾನೆ. ಮೇಣ ಕರಗುತ್ತೆ, ಅಲ್ಲಿಂದ ನೇರವಾಗಿ ಕೆಳಕ್ಕೆ ಬಿದ್ದು ಸಾಯ್ತಾನೆ. ಹಾಗಾಗಿ ವಿಸ್ಡಮ್ ಟೀಚರ್ ಕೊಡುವಂತ ವಿಸ್ಡಮ್ ಏನಿದೆ, ಆ ವಿಸ್ಡಮ್ನ ಯಾವುದೇ ಯಂತ್ರ ಕೊಡಲಿಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ವಿಸ್ಡಮ್ ಅನ್ನ ಬೆಳೆಸ್ಕೊಳ್ಳಿ ಅಂತ ಹೇಳ್ತಾರೆ. ಹೆಲನ್ ಕೆಲರ್ ಹೆಸರು ಕೇಳಿರ್ತೀರಾ? ಈಕೆಗೆ ಜನ್ಮದತ್ತವಾಗಿ ಕಣ್ಣು ಕಾಣ್ತಾ ಇರಲಿಲ್ಲ, ಕಿವಿ ಕೇಳಿಸ್ತಾ ಇರಲಿಲ್ಲ, ಮಾತು ಬರ್ತಾ ಇರಲಿಲ್ಲ. ಎಷ್ಟು ಹಠ ಮಾಡೋಳು ಮನೆಯಲ್ಲಿ ಅಂದ್ರೆ ಊಹಿಸ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ, ಅಷ್ಟು ಗೋಳು ಹೊಯ್ಕೋತಾ ಇದ್ಲು ಅಪ್ಪ ಅಮ್ಮಂದ್ರನ್ನ. ಆಗ ಒಬ್ಬ ಅಧ್ಯಾಪಕರು ಆನಿ ಸಲಿವಾನ್ ಅಂತ ಬರ್ತಾರೆ. ಅವರು ಎಷ್ಟು ತಾಳ್ಮೆಯಿಂದ ಕಣ್ಣು ಕಾಣದ, ಕಿವಿ ಕೇಳದ, ಮಾತು ಬರದ ಈಕೆಗೆ ಪಾಠವನ್ನ ಹೇಳ್ಕೊಡ್ತಾಳೆ ಅಂದ್ರೆ ಮುಂದೆ ಈಕೆ ಬಹುದೊಡ್ಡ ಲೇಖಕಿ ಆಗ್ತಾಳೆ. ಯಾರು ಬದುಕಲ್ಲಿ ಸೋತಿರ್ತಾರೋ ಅವರೆಲ್ಲರಿಗೂ ಸಹ ಧೈರ್ಯವನ್ನ ತುಂಬುತ್ತಾಳೆ. ಹೇಗೆ? ಸ್ಪರ್ಶ ಜ್ಞಾನದಿಂದ ಕೈಯಲ್ಲಿ ಕೈ ಮೇಲೆ ನೀರು ಹೋಯ್ತಾಳೆ, ಫಸ್ಟ್ ತಣ್ಣ ಗೊತ್ತಾಗುತ್ತೆ, ಆಮೇಲೆ ಬರೆಸ್ತಾಳೆ ಅದನ್ನು.

0: ಇದು ವಾಟರ್ ಅಂತ WATER ಅಂತ ಬರೆದ್ರೆ ಕೈ ಮೇಲೆ ಅದನ್ನ ನೋಡ್ಕೊಂಡು ಓಹೋ ಇದಕ್ಕೆ ವಾಟರ್ ಅಂತ ಕರೀತಾರೆ. ಹೀಗೆ ಅಪಾರ ತಾಳ್ಮೆ ಇಟ್ಕೊಂಡು ಆನಿ ಸಲಿವಾನ್ ಎಷ್ಟು ಕಲಿಸ್ತಾಳೆ ಹೆಲನ್ ಕೆಲರ್ಗೆ ಅಂದ್ರೆ ಕಲ್ಪಿಸ್ಕೊಳ್ಳಿಕ್ಕೆ ನಾವು ಸಾಧ್ಯ ಇಲ್ಲ. ಇದು ಓರ್ವ ಜೀವಂತ ಅಧ್ಯಾಪಕರಿಂದ ಸಾಧ್ಯವೇ ಹೊರತು ಒಂದು ಯಂತ್ರ ಖಂಡಿತ ಇಂತಹ ಕೆಲಸವನ್ನ ಮಾಡೋದಿಲ್ಲ. 10 ವರ್ಷದ ಹುಡುಗನಿಗೆ ಹಕ್ಕಿ ಹೇಗೆ ಹಾರುತ್ತೆ ಅನ್ನೋದನ್ನ ವಿವರಿಸಲಿದೆ. ರಾಮೇಶ್ವರದ ತೀರಕ್ಕೆ ಕರ್ಕೊಂಡು ಹೋಗಿ ಹಕ್ಕಿಗಳು ಹಾರೋದನ್ನ ತೋರಿಸಿ ಆ ತತ್ವಗಳನ್ನ ವಿವರಿಸ್ತಾರಂತೆ. ಹಾಗಾಗಿ ಆ ಶಿವಸುಬ್ರಹ್ಮಣ್ಯ ಅಯ್ಯರ್ ಅವರನ್ನ ಜೀವನ ಪರ್ಯಂತ ನೆನೆಸ್ಕೊತಾರೆ. ನಿಮ್ಮ ಬದುಕಲ್ಲಿ ಯಾವ ಅಧ್ಯಾಪಕರು ಈ ಶಿವಸುಬ್ರಹ್ಮಣ್ಯಂ ಅಯ್ಯರಂತಹ ಸ್ಥಾನವನ್ನ ಪಡಿಬಲ್ರು ದಯವಿಟ್ಟು ಆಲೋಚನೆ ಮಾಡ್ಕೊಡಿ. ಯಾಕಂದ್ರೆ ಬದುಕಲ್ಲಿ ನಾವೇನಾಗಬೇಕು ಅಂತ ನಿರ್ಧರಿಸೋದಕ್ಕೆ ಅಧ್ಯಾಪಕರು ಬಹುದೊಡ್ಡ ಪ್ರಭಾವ ಬೀರ್ತಾರೆ. ನಾನು ಸಹ ನನ್ನ ಬದುಕಲ್ಲಿ ಒಬ್ಬ ವೈದ್ಯನಾಗೋದಕ್ಕೆ ಇಬ್ಬರು ಅಧ್ಯಾಪಕರು ಕಾರಣ. ರಾಮಚಂದ್ರ ಶರ್ಮ ತ್ಯಾಗಲಿ ಅಂತ, ಸಂಪಟೂರು ವಿಶ್ವನಾಥ್ ಅಂತ, ಅವರು ನೀಡಿದ ಪ್ರೋತ್ಸಾಹ ಧೈರ್ಯ ಮಾರ್ಗದರ್ಶನದಿಂದ ಇವತ್ತು ಒಬ್ಬ ವೈದ್ಯನಾಗಿದ್ದೇನೆ. ಹಾಗಾಗಿ ಒಬ್ಬ ಜೀವಂತ ಅಧ್ಯಾಪಕರು ಕೊಡಬಹುದೇ ಹೊರತು ಇನ್ಯಾರು ಕೊಡ್ಲಿಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ಶಿಕ್ಷಕರು ನಮಗೆ ಬೇಕೇ ಬೇಕಾಗುತ್ತೆ, ಅದನ್ನ ಯಾವ ಕಾರಣಕ್ಕೂ ನಾವು ಮರೆಯಬಾರದು. ಧನ್ಯವಾದಗಳು, ನಮಸ್ತೆ, ಮತ್ತೆ ಭೇಟಿಯಾಗೋಣ.
1: ಕೇಳುಗರೆ, ಇದುವರೆಗೂ ಜ್ಞಾನದೀಪ ಕಾರ್ಯಕ್ರಮದಲ್ಲಿ ಶಿಕ್ಷಕರು ಇಲ್ಲದಿದ್ದರೆ ಎಂಬ ವಿಷಯದ ಕುರಿತು ತಟ್ಟಂತ ಹೇಳಿ ಕನ್ನಡ ರಸಪ್ರಶ್ನೆ ಕಾರ್ಯಕ್ರಮದ ನಿರೂಪಕರಾದ ಡಾಕ್ಟರ್ ಎನ್ ಸೋಮೇಶ್ವರರವರು ನಡೆಸಿಕೊಟ್ಟ ಕಾರ್ಯಕ್ರಮವನ್ನು ಕೇಳಿದಿರಿ. ನಮ್ಮ ನಿಲಯದಿಂದ ಇನ್ನು ಮುಂದೆ ಗೀತಾ ಸುನಾದ ಕಾರ್ಯಕ್ರಮದಲ್ಲಿ ಭಗವದ್ಗೀತೆಯ ಶ್ಲೋಕದ ಅರ್ಥ ಮತ್ತು ಮುದ್ದುರಾಮನ ಪದ್ಯದ ಕುರಿತು ಚಿಕ್ಕಮಗಳೂರಿನ ಶ್ರೀಮತಿ ನಾಗಶ್ರೀ ತ್ಯಾಗರಾಜ್ರವರು ನಡೆಸಿಕೊಡುವ ಕಾರ್ಯಕ್ರಮ ಪ್ರಸಾರವಾಗಲಿದೆ.
2: ಪ್ರಾಪಂಚಿಕ ಬದುಕಿನಲ್ಲಿ ಮಾನವನ ನಿಜವಾದ ಕರ್ತವ್ಯಗಳೇನು?
1: ಜೀವನದಲ್ಲಿ ಸಮಚಿತ್ತತೆಯನ್ನು ಬೆಳೆಸಿಕೊಳ್ಳಬೇಕಾದ ಬಗೆ ಹೇಗೆ?
2: ಸಮತೋಲನದ ಸಾಧನೆ ಬದುಕಿನಲ್ಲಿ ಸಾಧ್ಯವೇ
1: ಎಂಬೆಲ್ಲ ಪ್ರಶ್ನೆಗಳಿಗೆ ಭಗವದ್ಗೀತೆಯ ಮೂಲಕ ಶ್ರೀ ಕೃಷ್ಣನ ನುಡಿಗಳು ನಮಗೆ ಸಾರ್ಥಕತೆಯನ್ನು ನೀಡುತ್ತದೆ.
2: ಬನ್ನಿ ಈ ಗೀತೆಯ ಸಾರವನ್ನು ತಿಳಿಯೋಣ.
1: ಶ್ರೀಮತಿ ನಾಗಶ್ರೀ ತ್ಯಾಗರಾಜ್ರವರ ಧ್ವನಿಯಲ್ಲಿ ಗೀತ ಸುನಾದ ಕಾರ್ಯಕ್ರಮ
2: ತಪ್ಪದೆ ಕೇಳಿ ಪ್ರತಿದಿನ ಬೆಳಗ್ಗೆ 8:35.
1: ಮರುಪ್ರಸಾರ 6:30 ನಿಮಿಷಕ್ಕೆ ನಿಮ್ಮ ಜನಧ್ವನಿ ಬಾನುಲಿಯಲ್ಲಿಯೇ.

ಜನಧ್ವನಿಯ ಸಮಸ್ತ ಶ್ರೀಕೃಷ್ಣನ ಭಕ್ತರಿಗೆ ನಮಸ್ಕಾರಗಳು. ಗೀತಾಸುನಾದದ ಇಂದಿನ ಕಾರ್ಯಕ್ರಮದಲ್ಲಿ ನಾವು ಭಗವದ್ಗೀತೆಯ 9ನೆಯ ಅಧ್ಯಾಯವಾಗಿರುವ ರಾಜವಿದ್ಯಾ ರಾಜಗುಹ್ಯ ಯೋಗದ 5ನೆಯ ಶ್ಲೋಕದ ಬಗ್ಗೆ ತಿಳಿದುಕೊಳ್ಳೋಣ. ಆ ಶ್ಲೋಕ ಇಂತಿದೆ. ನ ಚ ಮತ್ಸ್ಥ್ಯಾನಿ ಭೂತಾನಿ ಪಶ್ಯಮೇ ಯೋಗಮೈಶ್ವರಂ ಭೂತಭೃನ್ನ ಚ ಭೂತಸ್ಥೋ ಮಮಾತ್ಮ ಭೂತ ಭಾವನಃ. ಪ್ರಾಣಿಗಳು ಕೂಡ ನನ್ನಲ್ಲಿ ಇಲ್ಲ, ನನ್ನ ಈಶ್ವರ ಸಂಬಂಧವಾದ ಯೋಗವನ್ನು ನೋಡು. ನಾನು ಭೂತಗಳನ್ನು ಧರಿಸಿದ್ದರೂ ಕೂಡ ಭೂತಗಳಲ್ಲಿ ಇಲ್ಲ, ಆದರೆ ಅವುಗಳ ಉತ್ಪತ್ತಿಗೆ ನಾನು ಕಾರಣ ಎಂಬ ಅಂಶವನ್ನು ಇಲ್ಲಿ ಕೃಷ್ಣ ತಿಳಿಸ್ತಾ ಇದ್ದಾನೆ. ಇಲ್ಲಿ ಒಂದು ಪದವನ್ನು ನಾವು ಗಮನಿಸಬಹುದು, ನಾನು ಭೂತಗಳನ್ನು ಧರಿಸಿದ್ದರೂ ಭೂತಗಳಲ್ಲಿ ಇಲ್ಲ ಅಂತ ಹೇಳಿ. ಭೂತ ಅಂತಂದ ಕೂಡಲೇ ನಮಗೆ ಕೇವಲ ಅರ್ಥವಾಗುವಂಥದ್ದು ಅಥವಾ ನಮ್ಮ ಪ್ರಜ್ಞೆಗೆ ಗೋಚರವಾಗುವಂಥದ್ದು ಅಂತಂದರೆ ಅದು ರಾಕ್ಷಸ. ಭೂತ ಅಂದರೆ ಒಂದು ದೆವ್ವ, ಭೂತ ಅಂದರೆ ಅದೊಂದು ಪೀಡೆ ಅಂಥೇಳಿ. ದಯಮಾಡಿ ಹಾಗಲ್ಲ. ಭೂತ ಅಂತಂದರೆ ಒಂದು ಪ್ರಾಣಿ ಅಥವಾ ಒಂದು ಜೀವ, ಒಂದು ಶರೀರ. ಯಾವುದೇ ಒಂದು ಶರೀರಕ್ಕೆ ಒಂದು ಜೀವ ಇದ್ದಲ್ಲಿ ಅದನ್ನು ನಾವು ಜೀವಿ ಅಂತ ಕರಿತೀವಿ. ಅಂಥ ಯಾವುದೇ ಒಂದು ಜೀವಿಗೆ ಭೂತ ಅಂತ ಹೇಳಿ ಕೂಡ ಕರೀತಾರೆ. ಹಾಗಾಗಿ ಹಿಂದಿನ ಶ್ಲೋಕದಲ್ಲಿ ಪ್ರಾಣಿಗಳೆಲ್ಲ ನನ್ನಲ್ಲಿವೆ ಎಂದು ಹೇಳಿ ಇಲ್ಲಿ

ಅವು ನನ್ನಲ್ಲಿ ಇಲ್ಲ ಎನ್ನುತ್ತಿದ್ದಾನೆ ಕೃಷ್ಣ. ಒಂದು ದೃಷ್ಟಿಯಿಂದ ನೋಡಿದರೆ ಇದು ಪರಸ್ಪರ ವಿರೋಧವಾಗಿ ಕಾಣುತ್ತೆ. ಒಂದು ನಿಜವಾದರೆ ಮತ್ತೊಂದು ಸುಳ್ಳಾಗಬೇಕು ಅಂತ ಹೇಳಿ ಭಾವಿಸ್ತೇವೆ. ಆದರೆ ವಿರೋಧಾಭಾಸಗಳೆಲ್ಲ ಭಗವಂತನಲ್ಲಿ ಸಂಧಿಸುತ್ತಿರುವಂಥದ್ದು. ಅದನ್ನು ನೋಡುವ ದೃಷ್ಟಿ ಮಾತ್ರ ವ್ಯತ್ಯಾಸವಾಗುತ್ತೆ. ಎಲ್ಲ ಪ್ರಾಣಿಗಳು ಕೂಡ ಪರಮಾತ್ಮನಲ್ಲಿಯೇ ಇವೆ. ಪರಮಾತ್ಮನನ್ನು ಬಿಟ್ಟರೆ ಅವು ಇರಲಾರವು. ಮೀನು ನೀರು ಬಿಟ್ಟು ಹೇಗೆ ಇರಲಾರದೋ, ಅಲೆಯನ್ನು ಸಾಗರವು ಬಿಟ್ಟು ಹೇಗೆ ಇರಲಾರದೋ, ಹಾಗೆ ಎಲ್ಲವೂ ಕೂಡ ಅವನಲ್ಲಿದೆ. ಇದನ್ನು ಬೇರೆ ದೃಷ್ಟಿಯಿಂದ ಹೇಳ್ತಾ ಇದ್ದಾನೆ ಅಷ್ಟೆ. ಇವನ ಮನಸ್ಸು ಸೃಷ್ಟಿಯ ಮೇಲೆ ನಿಂತಿಲ್ಲ. ಇವನು ಸೃಷ್ಟಿಯಿಂದ ಏನನ್ನೂ ಕೂಡ ನಿರೀಕ್ಷಿಸುತ್ತಿಲ್ಲ. ಇವನಿಗೆ ಸೃಷ್ಟಿಯಿಂದ ಏನೂ ಆಗಬೇಕಾಗಿಲ್ಲ. ಆದರೆ ಇವನಿರುವುದಕ್ಕೆ ಸೃಷ್ಟಿಯ ಆಧಾರವೇ ಬೇಕಾಗಿಲ್ಲ. ಏನಂದರೆ, ಕನಸಿಗೆ ನಾನಿರಬೇಕು, ಆದರೆ ನಾನಿರಬೇಕಾದ್ರೆ ಕನಸು ಇರಬೇಕಾಗಿಲ್ಲ. ಇದನ್ನೇ ಶ್ರೀಕೃಷ್ಣ ತನ್ನ ಯೋಗೈಶ್ವರ್ಯ ಎನ್ನುತ್ತಿದ್ದಾನೆ. ಅದ್ಭುತವಾದ ಅಘಟಿತವಾದ ಕಾರ್ಯಗಳು ಅವುಗಳ ಮೂಲಕ ಆಗಿ ಹೋಗುತ್ತವೆ. ಅವನಿಂದ ಸೃಷ್ಟಿ ಹೊಮ್ಮುತ್ತದೆ, ಆದರೂ ಕೂಡ ಅವನು ಅದಕ್ಕೆ ಆಸಕ್ತನಲ್ಲ. ಒಂದು ದೃಷ್ಟಿಯಿಂದ ನಾವು ಸಣ್ಣ ಪ್ರಮಾಣದಲ್ಲಿ ಸೃಷ್ಟಿಕರ್ತರೆ. ಆದರೆ ನಾವೊಂದು ಸಣ್ಣದೊಂದು ವಸ್ತುವನ್ನು ಸೃಷ್ಟಿ ಮಾಡಿ ಎಂತಹ ತಾಪತ್ರಯಕ್ಕೆ ಸಿಕ್ಕಿ ಹಾಕ್ಕೊಳ್ತೇವೆ ಅಂತಂದರೆ, ಭಗವಂತ ಈ ಭುವನವೆಂಬ ಅದ್ಭುತ ವಸ್ತುವನ್ನು ಸೃಷ್ಟಿಸಿದರೂ ಕೂಡ ಕೇವಲ ಸಾಕ್ಷಿಯಂತೆ ಅಸಂಗನಾಗಿ ಅದನ್ನು ನಿಂತು ನೋಡ್ತಾ ಇರ್ತಾನೆ. ವಾಸ ಮಾಡಲು ನಾವೊಂದು ಗೂಡನ್ನು ಕಟ್ಟಿಕೊಂಡ್ರೆ ನಮಗೊಂದು ದೊಡ್ಡ ಅರಮನೆ ಅದು. ನಮ್ಮ ಮಗು ಒಂದು ಅದ್ಭುತ ಪ್ರತಿಭಾವಂತ ಅಂಥೇಳಿ ಭಾವಿಸೋಣ. ನಾವು ಬರೆದ ಒಂದು ಸಣ್ಣ ಕವನವೋ ಕಥೆಯೋ ಒಂದು ಅಮರ ಕಾವ್ಯ ಅಂಥೇಳಿ ಭಾವಿಸ್ತೇವೆ. ಅಷ್ಟು ಮಾತ್ರವಲ್ಲ, ನಾವು ಅದರಲ್ಲಿಯೇ ಕೂಡಿ ಹಾಕಿಕೊಳ್ತೇವೆ. ನಾವು ಸೃಷ್ಟಿಸಿದ ವಸ್ತುವೇ ನಮಗೊಂದು ಸೆರೆಮನೆಯಾಗಬಹುದು. ಅದೊಂದು ಹಕ್ಕಿಯ ಗೂಡಿನಂತೆ ಇಲ್ಲ. ಭಗವಂತನ ಸೃಷ್ಟಿ ಎಂತಹ ಒಂದು ಮಹೋನ್ನತ ಕಾವ್ಯ ಆಗಿದೆ ಅಂತಂದರೆ, ಅದು ತುದಿ ಮೊದಲು ಇಲ್ಲದ ಒಂದು ಕಾವ್ಯ. ತುದಿ ಮೊದಲಿಲ್ಲದ ಕಾವ್ಯ ಅಂತಲೇ ನಾವು ಅದನ್ನು ಹೇಳ್ತೀವಿ. ಇದೆಂತಹ ಒಂದು ಚಿತ್ರ, ಇದೆಂತಹ ಒಂದು ನಾಟಕ, ಇದೆಂತಹ ಒಂದು ಹಾಡು, ಇದೆಂತಹ ಒಂದು ಭಾವ. ಈ ಭೂಮವನ್ನು ಸೃಷ್ಟಿಸಿದವನು ಭಗವಂತ. ಆದರೆ ಎಳ್ಳಷ್ಟು ಇದರ ಮೇಲೆ ಆಸಕ್ತನಲ್ಲ. ಅಂತಹ ಒಂದು ಸಾಕ್ಷಿ ಭಾವ ಅವನಲ್ಲಿದೆ. ಹಾಗಾಗಿ ಯಾವ ಜೀವರಾಶಿಗಳು ಕೂಡ ನನ್ನಲ್ಲಿಲ್ಲ ಎಂದು ಸ್ಪಷ್ಟವಾಗಿ ಪರಮಾತ್ಮ ಹೇಳ್ತಾ ಇದ್ದಾನೆ. ಆ ಅದ್ವಿತೀಯ ಪರಮಾತ್ಮನಿಂದ ಇನ್ನೊಂದು ಯಾವುದು ಹುಟ್ಟಲೇ ಇಲ್ಲ, ಹುಟ್ಟಲು ಸಾಧ್ಯವೂ ಇಲ್ಲ. ನಮ್ಮ ಹಿಂದಿನ ದೃಷ್ಟಾಂತವನ್ನೇ ನೋಡುವುದಾದರೆ, ಕಂಬ ಹೇಳುತ್ತೆ ನನ್ನಿಂದ ಯಾವ ಪುರುಷನೂ ಹುಟ್ಟಲಿಲ್ಲ ಅಂಥೇಳಿ. ಅದರ ಒಂದು ಶುದ್ಧ ಚೈತನ್ಯ ಸ್ವರೂಪ ಪರಮಾತ್ಮನಿಂದ ಯಾವುದೇ ಜೀವರಾಶಿಯ ಉತ್ಪತ್ತಿಯಾಗಲಿಲ್ಲ. ಅದು ಹಿಂದೆಯೂ ಒಂದೇ ಆಗಿತ್ತು, ಈಗಲೂ ಒಂದೇ ಆಗಿದೆ. ಎಚ್ಚರದವನು ಕನಸನ್ನು ನೋಡ್ತಾ ಇದ್ರೂ ಕೂಡ ನಿಜವಾಗಿಯಾದರೂ ಅವನು ಇದ್ದ ಹಾಗೆಯೇ ಇದ್ದಾನೆ. ಯಾವ ರೀತಿಯಲ್ಲೂ ಅವನಿಂದ ಕನಸಿನ ಜಗತ್ತಿನ ಉತ್ಪತ್ತಿಯಾಗಲಿ, ಕನಸಿನ ಜೀವರಾಶಿಗಳ ಉತ್ಪತ್ತಿಯಾಗಲಿ ಆಗಲಿಲ್ಲ. ಸಂಕ್ಷೇಪದಲ್ಲಿ ಹೇಳೋದಾದರೆ, ಆತ್ಮ ಸಾಕ್ಷಾತ್ಕಾರವಾಗುವ ವೇಳೆಗೆ ಅಲ್ಲಿ ಜಗತ್ತಿಗೆ ಅಸ್ತಿತ್ವವೇ ಇರೋದಿಲ್ಲ. ಎಲ್ಲ ಜೀವರಾಶಿಗಳಿಗೆ ಒಂದು ಸ್ಫುರಣದಾಯಕನು ನಾನು ಅಂಥೇಳಿ ಪರಮಾತ್ಮ ಇಲ್ಲಿ ಹೇಳ್ತಾ ಇದ್ದಾನೆ. ಹೇಗೆಂದರೆ, ಸಮುದ್ರವು ಹೇಗೆ ಅಲ್ಲಿ ಉತ್ಪತ್ತಿಯಾಗುವ ಎಲ್ಲ ಅಲೆಗಳನ್ನು ಸೃಷ್ಟಿ ಮಾಡಿ ಕಾಪಾಡುತ್ತದೆಯೋ, ಹಾಗೆ ಜೀವರಾಶಿಗಳಲ್ಲಿ ನಾನಿಲ್ಲ, ಆದರೂ ಕೂಡ ನಾನು ಯಾವ ಅಲೆಗಳಲ್ಲೂ ಇಲ್ಲ, ಆದರೂ ಕೂಡ ಅದನ್ನು ನಾನು ರಕ್ಷಿಸ್ತೇನೆ. ಅದು ಶುದ್ಧ ಚೈತನ್ಯ ಸ್ವರೂಪಿ ಪರಬ್ರಹ್ಮ ನಾಮರೂಪಾದಿ ಜಗತ್ತಿನ ಅಧಿಷ್ಠಾನ ಅಂತ ಹೇಳಿ ಹೇಳ್ತಾರೆ. ಹಾಗಾಗಿ ಇಂದ್ರಿಯಗಳ ಮೂಲಕ ಬಾಹ್ಯ ಪ್ರಚೋದನೆಗಳು ನಮ್ಮ ಮನಸ್ಸನ್ನು ತಲುಪುತ್ತವೆ. ಅಲ್ಲಿ ಮನಸ್ಸಿನ ಎಲ್ಲ ವೃತ್ತಿಗಳನ್ನು ಬೆಳಗುವುದು ಈ ಆತ್ಮ ಚೈತನ್ಯ. ಆತ್ಮ ಚೈತನ್ಯ ಅನ್ನುವಂಥದ್ದು ಅಲ್ಲಿ ಇರದೇ ಹೋಗಿದ್ದರೆ ಜಗತ್ತಿನ ಯಾವ ಅನುಭವವೂ ಕೂಡ ನಮಗೆ ಸಾಧ್ಯವಾಗ್ತಾ ಇರಲಿಲ್ಲ. ಹೀಗೆ ಬಟ್ಟೆಯಲ್ಲಿ ಹತ್ತಿ ಅನ್ನುವಂಥದ್ದು ಓತಪ್ರೋತವಾಗಿರುವುದೋ, ಹೇಗೆ ಬಂಗಾರದ ಆಭರಣಗಳಲ್ಲಿ ಬಂಗಾರವೆಂಬುವಂಥದ್ದು ವ್ಯಾಪಿಸಿರುವುದೋ, ಅದೇ ರೀತಿಯಲ್ಲಿ ಆತ್ಮ

0: ಚೈತನ್ಯವು ನಮ್ಮ ಎಲ್ಲ ಅನುಭವಗಳಲ್ಲೂ ಓತಪ್ರೋತವಾಗಿದೆ. ಎಚ್ಚರದ ನಾನೇ ಕನಸಿನ ಇಡೀ ಜಗತ್ತನ್ನು ಮತ್ತು ಕನಸಿನ ಎಲ್ಲ ಅನುಭವಗಳನ್ನು ವ್ಯಾಪಿಸಿರುವಂತೆಯೇ ಅದು. ಎಚ್ಚರವಾಗುವ ತನಕ ಕನಸಿನ ಮಿಥ್ಯತ್ವದ ಬಗ್ಗೆ ಅರಿವಾಗೋದಿಲ್ಲ. ಆದರೆ ತಾನು ಹೇಳುತ್ತಿರುವಂತಹ ವಿಷಯ ಸಾಮಾನ್ಯ ಬುದ್ಧಿಗೆ ಗ್ರಹಿಸಲು ಕಷ್ಟವಾಗಬಹುದು ಅಂತ ಹೇಳಿ ಮುಂದೆ ಪರಮಾತ್ಮ ಅದನ್ನು ಸವಿವರವಾಗಿ ಹೇಳ್ತಾನೆ. ಆ ಒಂದು ಪದ್ಯಕ್ಕೆ ಅದ್ಯಾವ ಮುದ್ದುರಾಮನ ಪದ್ಯ ಸೂಕ್ತವಾಗುತ್ತೆ ಗಮನಿಸೋಣ ಬನ್ನಿ.
1: ಹದಗೆಡಿಸದಿರು ಮನಸಾ ನಯವಿರದ ನಡೆಯಿಂದ, ಹದಗೆಡಿಸದಿರು ಮನಸ ನಯವಿರ

0: ಕೂದೆರೆಂಬೆ ಚಿಗು.
1: ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ಕೆ ನಾರಾಯಣ ಕುಮಾರ್ ರಾಯಬಾಗಿ. ಮುಖ್ಯಾಂಶಗಳು. ಬರ ಕಸ್ತೂರಿ ರಂಗನ್ ವರದಿ ಕುರಿತಂತೆ ಚರ್ಚಿಸಲು ಮೂರು ದಿನ ವಿಶೇಷ ಅಧಿವೇಶನ ನಡೆಸಲು ಸಂಪುಟ ಸಭೆ ತೀರ್ಮಾನ. ಉದ್ಯಾನವನಗಳ ಸಂರಕ್ಷಣೆ ತಿದ್ದುಪಡಿ ವಿಧೇಯಕ ಹಿಂಪಡೆದ ಸರ್ಕಾರ. ಮಸೂದೆ ಹಿಂಪಡೆದಿರುವುದು ಹೋರಾಟಕ್ಕೆ ಸಂದ ಜಯ, ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ಅಭಿಮತ. ಹಂತ ಹಂತವಾಗಿ 16,000 ಶಿಕ್ಷಕರ ನೇಮಕ, ಸಚಿವ ಮಧು ಬಂಗಾರಪ್ಪ ಸ್ಪಷ್ಟನೆ. ಇಂಧನ ಇಲಾಖೆಯಿಂದ ರಾಜ್ಯದ ಒಟ್ಟು ವಿದ್ಯುತ್ ಉತ್ಪಾದನಾ ಸಾಮರ್ಥ್ಯ 2030 ವೇಳೆಗೆ 66 ಗಿಗಾವ್ಯಾಟ್ಗೆ ಹೆಚ್ಚಿಸುವ ಗುರಿ. ಉದ್ಯಾನವನಗಳ ತಿದ್ದುಪಡಿ ವಿಧೇಯಕ ವಾಪಸ್ ಪಡೆಯಲು ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅಧ್ಯಕ್ಷತೆಯಲ್ಲಿ ನಡೆದ ಸಂಪುಟ ಸಭೆಯಲ್ಲಿ ಸರ್ಕಾರ ನಿರ್ಧರಿಸಿದೆ. ಜನರ ಆಕ್ಷೇಪ ಮತ್ತು ಪರಿಸರ ಸಂರಕ್ಷಣೆ ವಿಚಾರ ಗಮನದಲ್ಲಿ ಇಟ್ಟುಕೊಂಡು ಸರ್ಕಾರ ತನ್ನ ನಿಲುವು ಬದಲಾಯಿಸಿದೆ. ಸಂಪುಟ ಸಭೆಯ ಬಳಿಕ ಸುದ್ದಿಗಾರರೊಂದಿಗೆ ಮಾತನಾಡಿದ ಉಪಮುಖ್ಯಮಂತ್ರಿ ಡಾ ಜಿ ಪರಮೇಶ್ವರ್, ಸೆಪ್ಟೆಂಬರ್ 21 ಮೂರು ದಿನ ವಿಶೇಷ ಅಧಿವೇಶನಕ್ಕೆ ತೀರ್ಮಾನಿಸಲಾಗಿದೆ ಎಂದು ತಿಳಿಸಿದ್ದಾರೆ. ಅಧಿವೇಶನದಲ್ಲಿ ಪ್ರಮುಖವಾಗಿ ರಾಜ್ಯದಲ್ಲಿನ ಬರಗಾಲ, ಕಸ್ತೂರಿ ರಂಗನ್ ವರದಿ ಕುರಿತಂತೆ ಚರ್ಚೆ ನಡೆಸಲಾಗುವುದು ಎಂದು ಹೇಳಿದ್ದಾರೆ. ರಾಜ್ಯದಲ್ಲಿ ಹೊಸ ಜಾಗತಿಕ ಹೂಡಿಕೆ ಮತ್ತು ವಿದೇಶಾಂಗ ವ್ಯವಹಾರಗಳ ಇಲಾಖೆ ಸ್ಥಾಪನೆಗೂ ತೀರ್ಮಾನಿಸಲಾಗಿದೆ. ಈ ಇಲಾಖೆಯ ಜೊತೆಗೆ ಸ್ಟೇಟ್ ಫೆಸಿಲಿಟೇಷನ್ ಕೌನ್ಸಿಲ್ ರಚನೆಗೂ ಸರ್ಕಾರ ನಿರ್ಧರಿಸಿದೆ. ಈ ಕೌನ್ಸಿಲ್ಗೆ ಮುಖ್ಯಮಂತ್ರಿ ಅಧ್ಯಕ್ಷರಾಗಿದ್ದು ಉಪಮುಖ್ಯಮಂತ್ರಿ ಉಪಾಧ್ಯಕ್ಷರಾಗಿರುತ್ತಾರೆ. ಕೃಷಿ, ತೋಟಗಾರಿಕೆ, ಐಟಿಬಿಟಿ ಸೇರಿದಂತೆ ಉಳಿದ ಸಚಿವರು ಸದಸ್ಯರಾಗಿರುತ್ತಾರೆ ಎಂದು ಉಪಮುಖ್ಯಮಂತ್ರಿ ಮಾಹಿತಿ ನೀಡಿದ್ದಾರೆ. ಬಿಎಂಇ ಡ್ರೈವ್ ಯೋಜನೆಯಡಿ ಕೇಂದ್ರ ಸರ್ಕಾರ ಒಟ್ಟು 4,500 ಎಲೆಕ್ಟ್ರಿಕ್ ಬಸ್ಗಳನ್ನು ಮಂಜೂರು ಮಾಡಿದೆ. 6 ಕಂಪನಿಗಳಿಗೆ ಕೇಂದ್ರ ಸರ್ಕಾರ ಟೆಂಡರ್ ನೀಡಿದ್ದು ವಿವಿಧ ಮಾದರಿಯ ಬಸ್ಗಳು ರಾಜ್ಯಕ್ಕೆ ಆಗಮಿಸಲಿವೆ ಎಂದು ತಿಳಿಸಿದ್ದಾರೆ. ಬಳ್ಳಾರಿ ಮಹಾನಗರ ಪಾಲಿಕೆ ವ್ಯಾಪ್ತಿಯಲ್ಲಿ ಮಹರ್ಷಿ ವಾಲ್ಮೀಕಿ ಪುತ್ಥಳಿ ಸ್ಥಾಪನೆಗೂ ಸಂಪುಟ ಅನುಮೋದನೆ ನೀಡಿದೆ. ಉದ್ಯಾನವನಗಳ ತಿದ್ದುಪಡಿ ವಿಧೇಯಕ ಸರ್ಕಾರ ಹಿಂಪಡೆದಿರುವುದು ಪ್ರತಿಪಕ್ಷಗಳ ಹೋರಾಟಕ್ಕೆ ಸಂದ ಜಯ ಎಂದು ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ತಿಳಿಸಿದ್ದಾರೆ. ಮೂರು ದಿನದ ಬಳ್ಳಾರಿ ಚಲೋ ಪಾದಯಾತ್ರೆಯಲ್ಲಿ ಭಾಗವಹಿಸಿ ಗುಡದೂರಿನಲ್ಲಿ ಮಾತನಾಡಿದ ಅವರು, ವಿಧಾನಮಂಡಲದ ವಿಶೇಷ ಅಧಿವೇಶನ ಕರೆದಿರುವುದು ಪ್ರತಿಪಕ್ಷಗಳ ಹೋರಾಟಕ್ಕೆ ಮಣಿದು ತೆಗೆದುಕೊಂಡಿರುವ ನಿರ್ಧಾರ ಎಂದು ಅಭಿಪ್ರಾಯಪಟ್ಟಿದ್ದಾರೆ. ಅಧಿವೇಶನದಲ್ಲಿ ರಾಜ್ಯದ ರೈತರ ಸಮಸ್ಯೆಗಳ ಬಗ್ಗೆ ಚರ್ಚಿಸಬೇಕು ಎಂದು ಆಗ್ರಹಿಸಿದ್ದಾರೆ. ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಬರದಿಂದ ತತ್ತರಿಸಿರುವ ರೈತರ ಸಮಸ್ಯೆಯನ್ನು ಖುದ್ದು ಆಲಿಸುವಂತೆ ಮನವಿ ಮಾಡಿದ್ದಾರೆ. ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಆಡಳಿತಕ್ಕೆ ಬಂದ ಬಳಿಕ 13,500 ಶಿಕ್ಷಕರನ್ನು ಈಗಾಗಲೇ ನೇಮಕ ಮಾಡಲಾಗಿದೆ ಎಂದು ಶಿಕ್ಷಣ ಸಚಿವ ಮಧು ಬಂಗಾರಪ್ಪ ತಿಳಿಸಿದ್ದಾರೆ. ಆಕಾಶವಾಣಿಯೊಂದಿಗೆ ಮಾತನಾಡಿದ ಅವರು, ಸರ್ಕಾರ ಈಗಾಗಲೇ ವಿವಿಧ ಇಲಾಖೆಗಳಲ್ಲಿ ಸುಮಾರು 72,000 ಹುದ್ದೆಗಳ ಭರ್ತಿಗೆ ನಿರ್ಧರಿಸಿದ್ದು, ಶಿಕ್ಷಣ ಇಲಾಖೆಯಲ್ಲಿ 16,000 ಶಿಕ್ಷಕರನ್ನು ನೇಮಕ ಮಾಡಲಾಗುವುದು ಎಂದು ಸ್ಪಷ್ಟಪಡಿಸಿದ್ದಾರೆ. ಹಂತ ಹಂತವಾಗಿ ಶೀಘ್ರವೇ ನೇಮಕಾತಿ ಪ್ರಕ್ರಿಯೆ ಆರಂಭಿಸುವುದಾಗಿ ಹೇಳಿದ್ದಾರೆ. ಇದೇ ವೇಳೆ ಅನುದಾನಿತ ಶಾಲೆಗಳ 6,000 ಶಿಕ್ಷಕರನ್ನು ನೇಮಕ ಮಾಡಲಾಗುವುದು ಎಂದು ತಿಳಿಸಿದ್ದಾರೆ.
2: ರಾಜ್ಯ ಸರ್ಕಾರ ಸುಮಾರು 72,000 ವಿವಿಧ ಇಲಾಖೆಯಲ್ಲಿ ಸರ್ಕಾರಿ ನೌಕರರ ನೇಮಕಾತಿಯಲ್ಲಿ ಮಾಡಿದ್ದಾರೆ. ಅದು ಹೆಚ್ಚಿನ ಸಂಖ್ಯೆಯಲ್ಲಿ 16,000 ಟೀಚರ್ಸ್ ರಿಕ್ರೂಟ್ಮೆಂಟ್ ಗೆ ನನಗೆ ಕೊಟ್ಟಿದ್ದಾರೆ. ಇದನ್ನ ಹಂತ ಹಂತವಾಗಿ ಆದಷ್ಟು ಬೇಗ ತುಂಬತಕ್ಕಂಥ ಕೆಲಸವನ್ನ ಮಾಡ್ತೀವಿ. ಮತ್ತು ಅನುದಾನಿತ ಶಾಲೆಯಲ್ಲೂ ಕೂಡ ಶಿಕ್ಷಕರ ನೇಮಕಾತಿಯನ್ನು ಕೂಡ ಪ್ರಕ್ರಿಯೆಯನ್ನ ಸುಮಾರು 6,000 ಬರುತ್ತೆ. ಹೆಚ್ಚು ಒತ್ತನ್ನ ನಮ್ಮ ಸರ್ಕಾರ ಮಾನ್ಯ ಡಿಕೆ ಶಿವಕುಮಾರ್ ಸಾಹೇಬರು ಮುಖ್ಯಮಂತ್ರಿಗಳು ಹೇಳಿದ್ದಾರೆ. ಹಂತ ಹಂತವಾಗಿ ಆದಷ್ಟು ಬೇಗ ನಾವು ನೇಮಕಾತಿಯನ್ನ ಎಲ್ಲಾ ಇಲಾಖೆ ಜೊತೆಗೆ ವಿಶೇಷವಾಗಿ ಶಿಕ್ಷಣ ಇಲಾಖೆಯಲ್ಲಿ ನಾವು ಮಾಡ್ತೀವಿ ಅಂತ ಹೇಳಿದ್ದಾರೆ. ಈ ಶಿಕ್ಷಕರ ನೇಮಕಾತಿ ಪ್ರೋಸೆಸ್ ಲೇಟ್ ಮಾಡೋದಿಲ್ಲ.

0: ಫಾಸ್ಟಾಗಿ ಮುಗಿಸ್ತದೆ.
1: ರಾಜ್ಯದ ಒಟ್ಟು ವಿದ್ಯುತ್ ಉತ್ಪಾದನಾ ಸಾಮರ್ಥ್ಯವನ್ನು 2030ರ ವೇಳೆಗೆ ಪ್ರಸ್ತುತ ಇರುವ 39 ಗಿಗಾವ್ಯಾಟ್ನಿಂದ 66 ಗಿಗಾವ್ಯಾಟ್ಗೆ ಹೆಚ್ಚಿಸುವ 10 ವರ್ಷಗಳ ಕಾರ್ಯತಂತ್ರವನ್ನು ಸರ್ಕಾರ ರೂಪಿಸಿದೆ. ನವದೆಹಲಿಯಲ್ಲಿ ನಡೆದ ಭಾರತ್ ಎಲೆಕ್ಟ್ರಿಸಿಟಿ ಪವರ್ ಜನ್ ಇಂಡಿಯಾ ಮತ್ತು ಇಂಡಿಯನ್ ಯುಟಿಲಿಟಿ ವೀಕ್ 2026ರ ಸಮ್ಮೇಳನದಲ್ಲಿ ಮಾತನಾಡಿದ ಇಂಧನ ಇಲಾಖೆ ಅಪರ ಕಾರ್ಯದರ್ಶಿ ಗೌರವ್ ಗುಪ್ತಾ, ವಿದ್ಯುತ್ ಸಾಮರ್ಥ್ಯ ಹೆಚ್ಚಳದ ಗುರಿ ಸಾಧಿಸಲು ರಾಜ್ಯವು ನವೀಕರಿಸಬಹುದಾದ ಇಂಧನ ಮೂಲಗಳಿಗೆ ಆದ್ಯತೆ ನೀಡಲಿದೆ ಎಂದು ತಿಳಿಸಿದ್ದಾರೆ. ಪಾವಗಡ ಸೋಲಾರ್ ಪಾರ್ಕ್ ವಿಸ್ತರಣೆ ಜೊತೆಗೆ ಪವನ ವಿದ್ಯುತ್ ಸಾಮರ್ಥ್ಯವನ್ನು ಹೆಚ್ಚಿಸಲಾಗುತ್ತಿದೆ. ಪಿಎಂ ಕುಸುಮ್ ಸಿ ಮತ್ತು ಮುಖ್ಯಮಂತ್ರಿ ಸೌರ ಕೃಷಿ ಯೋಜನೆ ಮೂಲಕ ಕೃಷಿ ಫೀಡರ್ಗಳ ಸೌರೀಕರಣಕ್ಕೂ ಉತ್ತೇಜನ ನೀಡಲಾಗುತ್ತಿದೆ ಎಂದು ಸ್ಪಷ್ಟಪಡಿಸಿದ್ದಾರೆ. ಇಂಧನ ಸಂಗ್ರಹಣೆ ಮತ್ತು ಪ್ರಸರಣ ಕ್ಷೇತ್ರಗಳಲ್ಲಿನ ಖಾಸಗಿ ಪಾಲ್ಗೊಳ್ಳುವಿಕೆಗೆ ಉತ್ತೇಜನ ನೀಡಲಾಗುತ್ತಿದ್ದು ಮುಂದಿನ 5 ವರ್ಷಗಳಲ್ಲಿ 2-3 ಲಕ್ಷ ಕೋಟಿ ರೂಪಾಯಿ ಖಾಸಗಿ ಹೂಡಿಕೆಯನ್ನು ಆಕರ್ಷಿಸುವ ನಿರೀಕ್ಷೆ ಇದೆ ಎಂದು ಹೇಳಿದ್ದಾರೆ. ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ.
2: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
3: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
4: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
3: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
1: ಜಾರ್ಖಂಡ್ನಲ್ಲಿ ಇಕೋ ಟೂರಿಸಂ ಅಭಿವೃದ್ಧಿಗೆ ರಾಜ್ಯ ಮಾರ್ಗದರ್ಶನ ನೀಡಲಿದೆ. ಬೆಂಗಳೂರಿಗೆ ಆಗಮಿಸಿದ ಜಾರ್ಖಂಡ್ ನಿಯೋಗ ಇಂದು ಇಕೋ ಟೂರಿಸಂ ಮತ್ತು ಪ್ರವಾಸೋದ್ಯಮ ಮಾದರಿಯನ್ನು ಅಧ್ಯಯನ ನಡೆಸಿತು. ಶೀಘ್ರವೇ ಉಭಯ ರಾಜ್ಯಗಳ ನಡುವೆ ಒಪ್ಪಂದ ಮಾಡಿಕೊಳ್ಳಲಾಗುವುದು ಎಂದು ಇಂಧನ ಹಾಗೂ ಪ್ರವಾಸೋದ್ಯಮ ಸಚಿವ ಕೆಜೆ ಜಾರ್ಜ್ ತಿಳಿಸಿದ್ದಾರೆ. ಈ ಮೂಲಕ ಕರ್ನಾಟಕ ಇತರ ರಾಜ್ಯಗಳಿಗೆ ಪ್ರವಾಸೋದ್ಯಮ ಅಭಿವೃದ್ಧಿಯಲ್ಲಿ ಮಾರ್ಗದರ್ಶಕ ಶಕ್ತಿಯಾಗಿ ಹೊರಹೊಮ್ಮುತ್ತಿದೆ ಎಂದು ಅಭಿಪ್ರಾಯಪಟ್ಟಿದ್ದಾರೆ. ಇದೇ ವೇಳೆ ರಾಜ್ಯದ ಪ್ರವಾಸೋದ್ಯಮ ಮಾದರಿಗಳನ್ನು ಜಾರ್ಖಂಡ್ ಪ್ರವಾಸೋದ್ಯಮ ಸಚಿವ ಸುದೀವ್ಯ ಕುಮಾರ್ ಶ್ಲಾಘಿಸಿದ್ದಾರೆ. ಕೆಪಿಎಸ್ಸಿ ನೇಮಕಾತಿ ಪ್ರಕರಣದಲ್ಲಿ ಬಂಧಿತ ಐಎಎಸ್ ಅಧಿಕಾರಿ ಜ್ಞಾನೇಂದ್ರ ಕುಮಾರ್ ಪ್ರಭಾವಿ ವ್ಯಕ್ತಿಗಳಿಂದ ಕ್ಷಣಕ್ಷಣದ ಮಾಹಿತಿ ಪಡೆಯುತ್ತಿದ್ದಾರೆ ಎಂದು ಜಾರಿ ನಿರ್ದೇಶನಾಲಯದ ಅಧಿಕಾರಿಗಳು ತಿಳಿಸಿದ್ದಾರೆ. ಇಡಿ ನೋಟಿಸ್ಗೆ ಪ್ರತಿಕ್ರಿಯೆ ನೀಡದಂತೆ ಹಾಗೂ ಸಿಐಟಿ ವಿಚಾರಣೆಗೆ ಹಾಜರಾಗುವಂತೆ ಪ್ರಭಾವಿ ವ್ಯಕ್ತಿಗಳು ಸಲಹೆ ನೀಡಿದ್ದಾರೆ ಎಂದು ಐಎಎನ್ಎಸ್ ಸುದ್ದಿಸಂಸ್ಥೆ ವರದಿ ಮಾಡಿದೆ. ಬೆಂಗಳೂರಿನಿಂದ ನಾಪತ್ತೆಯಾಗಿ ನೋಯ್ಡಾದಲ್ಲಿದ್ದಾಗ ಇಡಿ ಅಧಿಕಾರಿಗಳು ಯಾವುದೇ ಸಂದರ್ಭದಲ್ಲಿ ದಾಳಿ ನಡೆಸಬಹುದು ಎಂದು ಮಾಹಿತಿ ನೀಡಿರುವುದಾಗಿ ತಿಳಿಸಿದೆ. ಕಸ್ತೂರಿ ರಂಗನ್ ವರದಿ ವಿರೋಧಿಸಿ ಶಿವಮೊಗ್ಗದ ಸಾಗರದಲ್ಲಿ ಇಂದು ಪಶ್ಚಿಮಘಟ್ಟ ರೈತ ಸಹಕಾರ ವೇದಿಕೆ ಪಾದಯಾತ್ರೆ ನಡೆಸಿತು. ಸಾಗರ ತಾಲೂಕಿನ ಆವಿನಹಳ್ಳಿ ಗ್ರಾಮದಿಂದ ಸಾಗರದವರೆಗೂ ಪಾದಯಾತ್ರೆ ನಡೆಸಿದ ಹೋರಾಟಗಾರರು ಕಸ್ತೂರಿ ರಂಗನ್ ವರದಿ ಮಾರ್ಪಾಡು ಮಾಡುವಂತೆ ಆಗ್ರಹಿಸಿದ್ದಾರೆ. ಜನವಸತಿ ಹಾಗೂ ಕೃಷಿ ಭೂಮಿಯನ್ನು ವರದಿಯಿಂದ ಸಂಪೂರ್ಣವಾಗಿ ಕೈಬಿಡಬೇಕು, ತಕ್ಷಣವೇ ನೈಜ ಸ್ಥಿತಿ ತಿಳಿಯಲು ಭೌತಿಕ ಸರ್ವೆ ನಡೆಸಬೇಕು ಎಂದು ಒತ್ತಾಯಿಸಿದ್ದಾರೆ. ಪಾದಯಾತ್ರೆಯಲ್ಲಿ ಕಾಂಗ್ರೆಸ್ ಶಾಸಕ ಬೇಲೂರು ಗೋಪಾಲಕೃಷ್ಣ, ಮಾಜಿ ಶಾಸಕ ಹರತಾಳು ಹಾಲಪ್ಪ ಸೇರಿದಂತೆ ಹಲವು ಮುಖಂಡರು ಭಾಗವಹಿಸಿದ್ದರು. ರಾಜ್ಯ ಸರ್ಕಾರದ ಮಹತ್ವಾಕಾಂಕ್ಷೆಯ ಪ್ರಜಾ ಸೇವಾ ಅಭಿಯಾನಕ್ಕೆ ಶನಿವಾರ ರಾಜ್ಯಾದ್ಯಂತ ಚಾಲನೆ ದೊರೆಯಲಿದೆ. ವಿಜಯನಗರ ಜಿಲ್ಲೆಯ ಕೂಡ್ಲಿಗಿ ಪಟ್ಟಣದಲ್ಲಿ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಕಾರ್ಯಕ್ರಮಕ್ಕೆ ಚಾಲನೆ ನೀಡಲಿದ್ದಾರೆ. ಪ್ರಜಾ ಸೇವಾ ಆಂದೋಲನ ಕಾರ್ಯಕ್ರಮದಡಿ ಸಾರ್ವಜನಿಕರ ಕುಂದುಕೊರತೆಗಳ ತ್ವರಿತ ಇತ್ಯರ್ಥಕ್ಕೆ ಹಾಗೂ ಗುಣಮಟ್ಟದ ಪರಿಹಾರ ಒದಗಿಸುವಂತೆ ಗದಗ ಜಿಲ್ಲಾಧಿಕಾರಿ ಸಿಎನ್ ಶ್ರೀಧರ್ ಅಧಿಕಾರಿಗಳಿಗೆ ಕಟ್ಟುನಿಟ್ಟಿನ ಸೂಚನೆ ನೀಡಿದ್ದಾರೆ. ಕೊಡಗು ಜಿಲ್ಲೆಯಲ್ಲಿ ಇಂದು ಸಾಂಪ್ರದಾಯಿಕ ಹಬ್ಬವಾದ ಕೈಲು ಪೊಳದನ್ನು ಆಚರಿಸಲಾಯಿತು. ಮುಂಗಾರು ದಿನಗಳಲ್ಲಿ ಜಿಲ್ಲೆಯ ಹೊಲಗದ್ದೆಗಳಲ್ಲಿ ಶ್ರಮ ವಹಿಸಿ ದುಡಿದ ಬಳಿಕ ರೈತಾಪಿಗಳು ಕೃಷಿ ಉಪಕರಣ, ವಾಹನ, ಬಂದೂಕುಗಳಿಗೆ ಪೂಜೆ ಸಲ್ಲಿಸಿ ಕೃತಜ್ಞತೆ ಸಲ್ಲಿಸುವ ಸಂಪ್ರದಾಯವಾಗಿ ಈ ಹಬ್ಬವನ್ನು ಆಚರಿಸಲಾಗುತ್ತದೆ. ಮಾಂಸಾಹಾರ ಭೋಜನ ಇಂದಿನ ದಿನದ ವಿಶೇಷವಾಗಿದ್ದು ಗ್ರಾಮ ವ್ಯಾಪ್ತಿಯ ಮೈದಾನಗಳಲ್ಲಿ ತೆಂಗಿನಕಾಯಿಗೆ ಗುಂಡು ಹೊಡೆಯುವುದು ಸೇರಿದಂತೆ ವಿವಿಧ ಗ್ರಾಮೀಣ ಕ್ರೀಡೆಗಳನ್ನು ಆಯೋಜಿಸಲಾಗಿತ್ತು. ಮಳೆ ಬಿಡುವು ನೀಡಿದ ಕಾರಣ ಸಂಭ್ರಮದಿಂದ ಕೊಡಗಿನ ಜನತೆ ಕೈಲ್ಪೊಳದ ಹಬ್ಬವನ್ನು ಆಚರಿಸಿದರು. ಹಾಸನಾಂಬ ಜಾತ್ರಾ ಮಹೋತ್ಸವವನ್ನು ಅತ್ಯಂತ ಅಚ್ಚುಕಟ್ಟಾಗಿ ನೆರವೇರಿಸಲು ಅಗತ್ಯ ಕ್ರಮ ವಹಿಸುವಂತೆ ಅಪರ ಜಿಲ್ಲಾಧಿಕಾರಿ ಕೃಷ್ಣಮೂರ್ತಿ ಅಧಿಕಾರಿಗಳಿಗೆ ನಿರ್ದೇಶನ ನೀಡಿದ್ದಾರೆ. ಜಿಲ್ಲಾಧಿಕಾರಿ ಕಚೇರಿ ಸಭಾಂಗಣದಲ್ಲಿ ಇಂದು ಹಾಸನಾಂಬ ಮತ್ತು ಸಿದ್ದೇಶ್ವರ ಸ್ವಾಮಿ ಜಾತ್ರಾ ಮಹೋತ್ಸವ ಸಂಬಂಧ ಸಭೆ ನಡೆಸಿ ಮಾತನಾಡಿದ ಅವರು, ದೇವಿ ದರ್ಶನಕ್ಕೆ ಆಗಮಿಸುವ ಭಕ್ತರಿಗೆ ಯಾವುದೇ ಅಡಚಣೆ ಉಂಟಾಗದಂತೆ ದೇವಿ ದರ್ಶನ ಮಾಡಿಸಬೇಕು. ಈ ನಿಟ್ಟಿನಲ್ಲಿ ಅಗತ್ಯ ಸಿದ್ದತೆಗಾಗಿ ಟೆಂಡರ್ ಕರೆಯುವ

0: ಉದ್ಯಾನವನಗಳ ಸಂರಕ್ಷಣೆ ತಿದ್ದುಪಡಿ ವಿಧೇಯಕ ಹಿಂಪಡೆದ ಸರ್ಕಾರ. ಮಸೂದೆ ಹಿಂಪಡೆದಿರುವುದು ಹೋರಾಟಕ್ಕೆ ಸಂದ ಜಯ, ಬಿಜೆಪಿ ರಾಜ್ಯಾಧ್ಯಕ್ಷ ಬಿ ವೈ ವಿಜಯೇಂದ್ರ ಅಭಿಮತ. ಹಂತ ಹಂತವಾಗಿ 16,000 ಶಿಕ್ಷಕರ ನೇಮಕ, ಸಚಿವ ಮಧು ಬಂಗಾರಪ್ಪ ಸ್ಪಷ್ಟನೆ. ಮತ್ತು ಇಂಧನ ಇಲಾಖೆಯಿಂದ ರಾಜ್ಯದ ಒಟ್ಟು ವಿದ್ಯುತ್ ಉತ್ಪಾದನಾ ಸಾಮರ್ಥ್ಯ 2030ರ ವೇಳೆಗೆ 66 ಗಿಗಾವ್ಯಾಟ್ಗೆ ಹೆಚ್ಚಿಸುವ ಗುರಿ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಗಿಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ರಾತ್ರಿ 7:35.
1: ನಮ್ಮ ನಿಲಯದಿಂದ ಇನ್ನು ಮುಂದೆ ಸಾಮಾಜಿಕ ಸವಲತ್ತು ಕಾರ್ಯಕ್ರಮದಲ್ಲಿ ತೋಟಗಾರಿಕೆ ಇಲಾಖೆಯ ಅಡಿಯಲ್ಲಿ ಬರುವ ಕರ್ನಾಟಕ ರಾಜ್ಯ ಸಾಂಬಾರ ಪದಾರ್ಥಗಳ ಅಭಿವೃದ್ಧಿ ಮಂಡಳಿಯ ವಿವಿಧ ಯೋಜನೆಗಳ ಸೌಲಭ್ಯಗಳ ಕುರಿತು ಕರ್ನಾಟಕ ರಾಜ್ಯ ಸಾಂಬಾರ ಪದಾರ್ಥಗಳ ಅಭಿವೃದ್ಧಿ ಮಂಡಳಿಯ ವಿಜ್ಞಾನಿಗಳಾದ ಡಾಕ್ಟರ್ ಬಿ ಎ ವಾದಿರಾಜ್ರವರು ನಡೆಸಿಕೊಡುವ ಕಾರ್ಯಕ್ರಮ ಪ್ರಸಾರವಾಗಲಿದೆ.
2: ಸಾಮಾಜಿಕ ಸವಲತ್ತು
3: ಸರ್ಕಾರಿ ಇಲಾಖೆಯಲ್ಲಿರುವ ಸೇವಾ ಸೌಲಭ್ಯಗಳು ಹಾಗೂ ವಿವಿಧ ಅಭಿವೃದ್ಧಿ ಯೋಜನೆಗಳ ಕುರಿತ ಸರಣಿ ಕಾರ್ಯಕ್ರಮ
2: ಪ್ರತಿ ಮಂಗಳವಾರ ಬೆಳಿಗ್ಗೆ 10:20 ಹಾಗೂ ಮರುಪ್ರಸಾರ ಗುರುವಾರ ಸಂಜೆ 6:50.
3: ತಪ್ಪದೇ ಕೇಳಿ ನಿಮ್ಮ ನೆಚ್ಚಿನ ಜನಧ್ವನಿ ಸಮುದಾಯ ಬಾನುಲಿಯಲ್ಲಿ.
4: ನಮಸ್ಕಾರ. ಸಾಂಬಾರ ಮಂಡಳಿ ಭಾರತ ಸರ್ಕಾರದ ವಾಣಿಜ್ಯ ಮತ್ತು ಕೈಗಾರಿಕಾ ಮಂತ್ರಾಲಯದ ಅಡಿಯಲ್ಲಿ ಬರ್ತಾ ಇದೆ. ನಮ್ಮ ಸಾಂಬಾರ ಮಂಡಳಿ ಸುಮಾರು 53 ವಿವಿಧ ಸಾಂಬಾರ ಬೆಳೆಗಳ ಬಗ್ಗೆ ಎಲ್ಲ ರೀತಿಯ ಒಂದು ಸಪೋರ್ಟ್ಗಳನ್ನ ಕೊಡ್ತಾ ಬರ್ತಾ ಇದೆ. ಹಿಂದಿನೂ ಕೊಡ್ತಾ ಬಂದಿದೆ. ಈಗ ಪಾರ್ಲಿಮೆಂಟ್ ಆ್ಯಕ್ಟ್ 1984 ಪ್ರಕಾರ ಸಾಂಬಾರ ಮಂಡಳಿಗೆ ಈ ಎಲ್ಲ 53 ಸಾಂಬಾರ ಬೆಳೆಗಳ ಬಗ್ಗೆ ಮತ್ತು ಸಾಂಬಾರ ಪದಾರ್ಥಗಳ ಮಾಡಿ ಅದು ಬೆಳವಣಿಗೆ ಆಗ್ಬೋದು, ಅದರ ಅಭಿವೃದ್ಧಿ ಆಗ್ಬೋದು, ಅದರ ಬೇರೆ ಬೇರೆ ವಸ್ತುಗಳನ್ನು ಮಾಡಿ ಹೊರ ದೇಶಕ್ಕೆ ಕಳಿಸೋದಾಗಲಿ ಮತ್ತು ನಮ್ಮ ಭಾರತ ದೇಶದಲ್ಲಿ ಮಾರುಕಟ್ಟೆ ಮಾಡಲಿಕ್ಕೆ ಎಲ್ಲ ರೀತಿಯ ಸಹಕಾರವನ್ನು ಕೊಡುವಂಥ ಒಂದು ಸಂಸ್ಥೆಯಾಗಿ ಚೆನ್ನಾಗಿ ಹೊಂದಿದೆ. ಭಾರತ ದೇಶದ ಎಲ್ಲ ಮೂಲೆಯಲ್ಲೂ ಕೂಡ ನಮ್ಮ ಸಾಂಬಾರ ಮಂಡಳಿಗೆ ಆಫೀಸ್ ಇದ್ದೇ ಇದೆ. ಯಾಕೆಂದರೆ ನಿಮ್ಗೆ ಗೊತ್ತಿರೋ ಹಾಗೆ ನಮ್ಮ ಭಾರತ ದೇಶ ಹೆಚ್ಚು ಸಾಂಬಾರ ಬೆಳೆಗಳನ್ನು ಉತ್ಪಾದನೆ ಮಾಡುತ್ತೆ, ಕನ್ಸಂಪ್ಷನ್ ಕೂಡ ಮಾಡುತ್ತೆ, ನಾವೇ ಅದನ್ನು ಉಪಯೋಗಿಸ್ಕೋತೀವಿ ಮತ್ತು ಹೊರ ದೇಶಕ್ಕೂ ಅಷ್ಟೇ ಪ್ರಮಾಣದಲ್ಲಿ ಹೆಚ್ಚು ಮಾರುಕಟ್ಟೆಯಲ್ಲಿ ರಫ್ತು ಮಾಡ್ತಾ ಇರೋದ್ರಿಂದ ಸಾಂಬಾರ ಬೆಳೆಗಳಿಗೆ ವಿಶೇಷ ಸ್ಥಾನಮಾನ ನಮ್ಮ ಭಾರತ ದೇಶಕ್ಕಿದೆ. ನಮ್ಮ ಪ್ರಧಾನಮಂತ್ರಿಯವರು 2014ರಲ್ಲಿ ಪ್ರಥಮವಾಗಿ ಪ್ರಧಾನಮಂತ್ರಿ ಆದಾಗ ಅವರು 100,000 ಹೇಳಿದರು ಸಾಂಬಾರ ಮಂಡಳಿಗೆ ಆಗಲಿ ನಮ್ಮ ಸಾಂಬಾರ ಬೆಳೆಗಾರರಿಗೆ. 2030 ನಮ್ಮ ರಫ್ತು ಮತ್ತು ಉತ್ಪಾದನೆಯಿಂದ ಬರುವಂಥ ಒಂದು ದೇಶದ ಆದಾಯ ಕನಿಷ್ಠ 130,000 crore ಹೋಗಬೇಕು ಅಂತ ಒಂದು ಗುರಿ ಇಟ್ಕೊಳ್ಳಿ ಅಂತ ಹೇಳಿ ಒಂದು ಆದೇಶ ಕೊಟ್ಟಿದ್ದರು. ಭಾಳ ಸಂತೋಷ ಆಗ್ತಾ ಇದೆ. ಈಗ ಅದು ನಾವು 30,000 ಮೀರಿ ಈಗ 40,000 crore ವಿದೇಶ ವಿನಿಮಯಗಳನ್ನ ನಾವು ಪಡ್ಕೊಂಡಿರೋದು ಅದೊಂದು ಹೆಮ್ಮೆಯ ವಿಷಯ. ಇದಕ್ಕೆಲ್ಲ ಸಾಂಬಾರ ಮಂಡಳಿಗಿಂತ ಹೆಚ್ಚಾಗಿ ಸಾಂಬಾರ ಬೆಳೆಗಳ ಬಗ್ಗೆ ಯಾರು ಆಸಕ್ತಿ ಇದೆ, ಸಾಂಬಾರ ಬೆಳೆಗಳನ್ನು ಉಪಯೋಗಿಸಿ ಬೇರೆ ಬೇರೆ ವಸ್ತುಗಳನ್ನು ಮಾಡ್ತಾ ಇದ್ದಾರೆ, ಅವ್ರಿಗೆ ನಾವು ತುಂಬ ಹೃದಯ ಧನ್ಯವಾದಗಳನ್ನು ಹೇಳಬೇಕಾಗಿದೆ. ಅದಲ್ಲದೆ ಈ ಕೋವಿಡ್ ಟೈಮಲ್ಲಿ ಈ ಒಂದು ಸಾಂಬಾರ ಬೆಳೆಗಳಿಗೆ ಮತ್ತು ಸಾಂಬಾರ ಬೆಳೆಗಳನ್ನ ಮಾಡುವಂಥ ಬೇರೆ ಮೌಲ್ಯವರ್ಧ ವಸ್ತುಗಳಿಗೆ ಹೆಚ್ಚಿನ ಬೇಡಿಕೆ ಶುರುವಾಯ್ತು. ಅವಾಗ ಅವಾಗಿಂದ ಅದು ಸಾಂಬಾರ ಪದಾರ್ಥಗಳ ರಫ್ತು ಜಾಸ್ತಿ ಆಗ್ತಾ ಇದೆ. ಆದರೆ ಈ ವರ್ಷದಲ್ಲಿ ನಮಗೆ ಸುಮಾರು 1,000 crore ಸಾಂಬಾರ ವಸ್ತುಗಳ ರಫ್ತಲ್ಲಿ ಕುಂಠಿತ ಆಯಿತು. ಅದಕ್ಕೆ ಪ್ರಮುಖ ಕಾರಣ ಏನಪ್ಪ ಅಂದರೆ ನಮ್ಮ ಈ ಒಂದು ಉತ್ಪಾದಕರಲ್ಲಿ ಇರುವಂಥ ಒಂದು ದುರಾಸೆ. ಕೆಲವು ವಸ್ತುಗಳಿಗೆ ಹೆಚ್ಚಿನ ಔಷಧಿಗಳ ಸಿಂಪರಣೆ ಮಾಡಿದ್ರು, ಬೇಡದೇ ಇರುವಂಥ ವಸ್ತುಗಳಿಗೆಲ್ಲ ಕಲ್ಲರ್ ಹಾಕಿ ತುಂಬ ಅಟ್ರಾಕ್ಷನ್ ಮಾಡೋಕ್ಕೋಸ್ಕರ ಕಲ್ಲರ್ ಹಾಕಿ. ಸೊ ಈಗ ಪ್ರಮುಖವಾಗಿ ನಿಮ್ಗೆ ಗೊತ್ತಿರ್ಬೋದು ಈಗ ಚಿಲ್ಲಿ ಮೆಣಸಿನಕಾಯಿಗೆ ಅದು ನ್ಯಾಚುರಲ್ ಕಲರಿಗೆ ಅದಕ್ಕೆ ಬೆಲೆ, ನ್ಯಾಚುರಲ್ ಗುಣಮಟ್ಟವನ್ನು ನಾವು ಅದೇ ರೀತಿ ಕಾಪಾಡಬೇಕು. ಆದರೆ ತುಂಬ ಚೆನ್ನಾಗಿ ಕಲರ್ ಬರಲಿ ಅಂತ ಅದಕ್ಕೆ ಸೂಡಾನ್ ಅಂತ ಡೈಯನ್ನು ಹಾಕಿ ಹೊರದೇಶಕ್ಕೆ ಕಳಿಸಿದಾಗ ಅಲ್ಲಿಂದ ರಿಜೆಕ್ಷನ್ ಆಗ್ತಾ ಬಂತು. ಅದೇ ರೀತಿ ಏಲಕ್ಕಿ ಅದಕ್ಕೆ ಒಳ್ಳೆ ಅಟ್ರಾಕ್ಟಿವ್ ಕಲರ್ ಬರಲಿ ಅಂತ ಏಲಕ್ಕಿ ಕೂಡ ಹೊಸ ಹಸಿರು ಬಣ್ಣ ಬರಲಿ ಅಂತ ನಾನ್ ನೋಟಿಫೈಡ್ ಕೆಮಿಕಲ್ನೆಲ್ಲ ಕೆಲವು ನೋಟಿಫೈಡ್ ಫುಡ್ಗೆ ಆಹಾರಕ್ಕೋಸ್ಕರ ಕೆಲವು ನೋಟಿಫೈಡ್ ಕೆಮಿಕಲ್ಸ್ ಇದೆ ಅದು ಮಾತ್ರ ಹಾಕ್ಬೋದು, ಬೇರೆ ಕೆಮಿಕಲ್ ಹಾಕಿದರೆ ಅದರಿಂದ ದೇಹದ ಮೇಲೆ ದುಷ್ಪರಿಣಾಮ ಬೀರೋದ್ರಿಂದ ಅದನ್ನ ಹೊರದೇಶದವರು ಅದನ್ನ ಯಾವುದೇ ಕಾರಣಕ್ಕೂ ತೊಗೊಳ್ಳಲ್ಲ, ಅದು ವಾಪಸ್ ಬಂದುಬಿಡುತ್ತೆ. ಹಾಗಾಗಿ ಆ ಒಂದು ಕೆಲವು ತಾಂತ್ರಿಕ ದೋಷಗಳಿಂದ ರಫ್ತು ಈ ವರ್ಷ ಮಟ್ಟಿಗೆ ಸ್ವಲ್ಪ ಕಡಿಮೆ ಆಯಿತು. ಹಾಗಾಗಿ ನಮ್ಮ ಭಾರತ ಸರ್ಕಾರ ಈಗ ಹೊಸದಾಗಿ 10 ವರ್ಷಗಳಿಂದ ಬೇರೆ ಬೇರೆ ಸ್ಕೀಮ್ಗಳು ಇತ್ತು, ಅದು ಕೂಡ ಈಗ ಈ ವರ್ಷದಲ್ಲಿ ಜುಲೈ ಮೊದಲನೇದಿಂದ 15ನೇ ಹಣಕಾಸು ಆಯೋಗ ಅಪ್ರೂವ್ ಮಾಡಿ ಈ ಫಂಡ್ನ ನಮ್ಮ ಸಾಂಬಾರ ಮಂಡಳಿಗೆ ರಿಲೀಸ್ ಮಾಡಿದೆ. ಏನಪ್ಪ ಅಂದರೆ ಸ್ಪೈಸಿಡ್ ಪ್ರೋಗ್ರಾಮ್ಸ್ ಅಂತ. ಸ್ಪೈಸಿಡ್ ನೀವು ಕೇಳ್ಬೋದು ಸ್ಪೈಸ್ಗೂ ಸ್ಪೈಸಿಡ್ಗೂ ಏನು ಸಂಬಂಧ ಅಂತಾರೆ ಅಂದರೆ ಸ್ಪೈಸಿಡಲ್ಲಿ ಪ್ರತಿಯೊಂದು ಅಕ್ಷರ ಏನಿದೆ ಅದಕ್ಕೆ ಒಂದೊಂದು ಮೀನಿಂಗ್ ಇದೆ. ಮೊದಲನೇ ಎಸ್ ಅಂದರೆ ಸ್ಪೈಸ್ ಅಂದರೆ ಮೊದಲನೇ ಎಸ್ ಒಳಗೆ ಸಸ್ಟೈನಬಿಲಿಟಿ ಅಂದರೆ ಸುಸ್ಥಿರವಾದಂಥ ಕೃಷಿ ಆಗಬೇಕು ಅಂತ. ಪಿ ಅಂದರೆ ಉತ್ಪಾದನೆ

ಉತ್ಪಾದನೆ ಗುಣಮಟ್ಟದ ಉತ್ಪಾದನೆ ಜಾಸ್ತಿ ಆಗಬೇಕು ಅಂತ. ಪ್ರೊಡಕ್ಷನ್ ಪಿ ಫಾರ್ ಪ್ರೊಡಕ್ಷನ್, ಎಸ್ ಫಾರ್ ಸಸ್ಟೈನಬಿಲಿಟಿ, ಮೂರನೇದು ಐ ಅಂದರೆ ಇನ್ನೋವೇಷನ್ಸ್, ಆವಿಷ್ಕಾರಗಳು ಜಾಸ್ತಿ ಆಗಬೇಕು. ನಿಮಗೆಲ್ಲ ಗೊತ್ತಿರೋದು ನಮ್ಮ ಸಾಮಾನ್ಯ ಮಂಡಳಿಯಲ್ಲಿ ಬರೀ 53 ಬೆಳೆಗಳು ಮಾತ್ರ ನೋಟಿಫೈ ಆಗಿದೆ, ಆದರೆ ನಾವು ಸುಮಾರು 205 ಸಾಂಬಾರ ಬೆಳೆಗಳನ್ನು ಉಪಯೋಗಿಸ್ಕೊಂಡು 205 ವಸ್ತುಗಳನ್ನ ನಾವು ಎಕ್ಸ್ಪೋರ್ಟ್ ಮಾಡ್ತೀವಿ. ಅಂದರೆ ಮಿಕ್ಕಿದೆಲ್ಲ ಮೌಲ್ಯವರ್ಧನೆ. ಈಗ ಸಾಂಬಾರ್ ಪುಡಿ ಆಗ್ಬೋದು, ಅಥವಾ ಕರ್ಕುಮಿನ್ ಆಗ್ಬೋದು, ಅಥವಾ ಕಾಡಮ ಆಯಿಲ್ ಆಗ್ಬೋದು. ಆಮೇಲೆ ಈಗ ಚಾಕ್ಲೇಟ್ಸ್ಗಳು ಆವಿಷ್ಕರಣೆ ಅಂತ ಹೇಳಿದಾಗ, ಇನ್ನೋವೇಷನ್ ಬಂದಾಗ, ಫ್ಲೇವರ್ಡ್ ಚಾಕ್ಲೇಟ್ಗಳು, ಸ್ಪೈಸ್ ಫ್ಲೇವರ್ಡ್ ಚಾಕ್ಲೇಟ್ಗಳು, ಸುಮಾರು 26-27 ಹೊಸ ಬ್ರ್ಯಾಂಡ್ಗಳನ್ನ ಈಗ ಆವಿಷ್ಕಾರಗಳು ಆಗಿದೆ. ಈ ನಿಟ್ಟಿನಲ್ಲಿ ಇನ್ನೋವೇಷನ್ಸ್ ಮಾಡುವಂಥ ಒಂದು ಕಾರ್ಯಕ್ರಮಕ್ಕೆ ನಮ್ಮ ಈ ಒಂದು ಪ್ರೋಗ್ರಾಮಲ್ಲಿ ಸಹಾಯ ಸಿಗುತ್ತೆ. ಮತ್ತು ಸಿ ಅಂದರೆ ಕೊಲಾಬ್ರೇಷನ್, ಯಾಕೆಂದರೆ ಒಬ್ಬನೇ ಎಲ್ಲ ಮಾಡೋಕ್ಕಾಗಲ್ಲ, ಒಬ್ರಿಗೊಬ್ಬರು ಪರಸ್ಪರ ವಿಚಾರಗಳ ವಿನಿಮಯ ಮಾಡಿಕೊಂಡು ಕೊಲಾಬ್ರೇಷನ್. ನೆಕ್ಸ್ಟು ಇ ಅಂದರೆ ಎಕ್ಸ್ಪೋರ್ಟ್ ಡೆವಲಪ್ಮೆಂಟ್ ಅಂತ, ಸ್ಪೈಸ್ಗಳು ಅಂದರೆ ಈ ಥರ. ಸೊ ಹಾಗಾಗಿ ಸುಸ್ಥಿರವಾದಂಥ ಹೆಚ್ಚಿನ ಗುಣಮಟ್ಟದ ಉತ್ಪಾದನೆ ಮತ್ತು ಹೊಸ ಹೊಸ ಆವಿಷ್ಕಾರಗಳು, ಇನ್ನೋವೇಷನ್ಸು ಮತ್ತು ಕೊಲಾಬರೇಷನ್ನು ಮತ್ತು ಎಕ್ಸ್ಪೋರ್ಟ್ ಡೆವಲಪ್ಮೆಂಟ್ಗೆ ಗೋಸ್ಕರ ಸ್ಪೈಸ್ ಪ್ರಾಜೆಕ್ಟ್ ಅಂತ. ಈ ಎಲ್ಲ ಕಾಂಪೊನೆಂಟ್ಗಳು ಕೂಡ 10 ಹಲವಾರು ಸ್ಕೀಮ್ಗಳಿದೆ, ಅದನ್ನ ಎಲ್ಲರೂ ಪಡ್ಕೊಳ್ಳೋಂಥ ಅವಕಾಶ ಇದೆ. ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿ ಬೇಕು ಅಂದರೆ ನಮ್ಮದು ಒಂದು ವೆಬ್ಸೈಟ್ ಇದೆ ಸ್ಪೈಸಸ್ ಬೋರ್ಡ್ದು, www.indianspices.com ಅಂತ. ಮತ್ತೊಂದು ಸರಿ ಹೇಳ್ತೀನಿ, www.indianspices.com. ನಿಮ್ಗೆ ಎಲ್ಲ ಮಾಹಿತಿಗಳು ಸಿಗುತ್ತೆ. ಮತ್ತು ಈ ಎಲ್ಲ ಸ್ಕೀಮ್ಗಳು, ಈ ಎಲ್ಲ ಒಂದು ಸ್ಪೈಸಿಡ್ ಸ್ಕೀಮ್ಗಳಲ್ಲಿ ಸುಮಾರು 14-15 ಬೇರೆ ಬೇರೆ ವಿಭಾಗದವರಿಗೆ ಅನುಕೂಲವಾಗುವಂಥ ಸಾಂಬಾರು ಬೆಳೆಗಾರಾಗಬಹುದು, ಉತ್ಪಾದಕರಾಗ್ಬೋದು, ರಫ್ತುಗಾರಾಗ್ಬೋದು, ಅವ್ರದ್ದೇ ಆದಂಥ ಕೆಲವು ಅವರಿಗೆ ಏನೇನು ಅನುಕೂಲ ಆಗಬೇಕು ಅದ್ರ ಬಗ್ಗೆ ನಿಯಮಿತವಾಗಿ ಒಂದು 15-16 ಸ್ಕೀಮ್ಗಳನ್ನ ಮಾಡಿದ್ದಾರೆ. ಮೊದಲನೇದಾಗಿ ಬೆಳೆಗಾರಿಗೆ ಏನಪ್ಪ ಅಂದರೆ ಉತ್ತಮವಾದಂಥ, ಯಾಕೆಂದರೆ ನಮಗೆ ಉತ್ತಮ ಪ್ರೊಡಕ್ಷನ್ ಆಗಬೇಕು ಅಂದರೆ ಉತ್ತಮ ನರ್ಸರಿಗಳು ಮಾಡಬೇಕು, ಸಸಿ ಮಡಿಗಳನ್ನ ಮಾಡಬೇಕು. ಉತ್ತಮ ನರ್ಸರಿ ಮಾಡೋರಿಗೆ ಸಹಾಯಧನ ಕೂಡ ನಮ್ಮ ಬೋರ್ಡಿಂದ ಸಿಗುತ್ತೆ. ಎರಡನೇದು, ನಮಗೆ ಉತ್ಪಾದನೆ ಜಾಸ್ತಿ ಆಗಬೇಕು ಅಂದರೆ ಏರಿಯಾ ಜಾಸ್ತಿ ಆಗಬೇಕು. ಆ ಏರಿಯಾ ಜಾಸ್ತಿ ಮಾಡಿದಾಗ ನಾವು ಹೊಸದಾಗಿ ತೋಟಗಳಿಗೆ ಏಲಕ್ಕಿನ ಹಾಕತ್ತೀವಿ ಒಂದು ಕಡೆ, ಅಥವಾ ಏಲಕ್ಕಿ ಹಾಕಿರ್ತೀವಿ ಕೆಲವೆಲ್ಲ ಏಲಕ್ಕಿ ಹಾಳಾಗಿರುತ್ತೆ, ಅಲ್ಲಿ ಮತ್ತೆ ಮರುನಾಟಿ ಮಾಡ್ತೀವಿ. ಎರಡು ಸ್ಕೀಮ್ಗಳು ಕೂಡ ಈ ಒಂದು ಏಲಕ್ಕಿ ಉತ್ಪಾದನಾ ಹೆಚ್ಚು ಮಾಡೋ ದೃಷ್ಟಿಯಿಂದ ಅದಕ್ಕೆ ಸಹಾಯಧನಗಳನ್ನ ಸಿಗುತ್ತೆ. ಅದು ಮೊದಲನೇದು ನಮ್ಮ ರೈತರಿಗೆ ಸಿಗುವಂಥದ್ದು. ಎರಡನೇದು ಮ್ಯಾನುಫ್ಯಾಕ್ಚರ್ಗಳಿಗೆ ಈಗ ಸಾಂಬಾರು ವಸ್ತುಗಳನ್ನ ಪರ್ಚೇಸ್ ಮಾಡಿ ಅದರಿಂದ ಬೇರೆ ಮೌಲ್ಯವರ್ಧನೆಗಳನ್ನ ಮಾಡೋದು. ಈಗ ಮೆಣಸಿನ ಪುಡಿ ಮಾಡೋದಾಗಲಿ, ಅಥವಾ ಉಪ್ಪಿನಕಾಯಿ ಮಾಡೋದಾಗಲಿ, ಅಥವಾ ಅರಿಶಿನದಿಂದ ಕರ್ಕುಮಿನ್ ಚಿಲ್ಲಿಯಿಂದ ಬಣ್ಣ ತೆಗೆಯೋದಾಗಲಿ, ಚಿಲ್ಲಿಯ ಒಲಿಯೋ ರೆಸಿನ್ ತೆಗೆಯೋದಾಗಲಿ, ಚಿಲ್ಲಿ ಆಯಿಲ್ ತೆಗೆಯೋದಾಗಲಿ, ಈ ಥರ ಈಗ ಬೇರೆ ಬೇರೆ ವಸ್ತುಗಳನ್ನ ಮಾಡೋಂಥವರಿಗೆ ಅವ್ರಿಗೆ ಬೇಕಾದಂಥ ಸಲಕರಣೆಗಳು ಬೇಕಾದ ಕಲಿಸಿದೆ. ಎಕ್ವಿಪ್ಮೆಂಟ್ಸ್ಗಳಿಗೆ ಅದು ಕೂಡ ಸಹಾಯಧನವನ್ನು ಕೊಡಲಾಗುತ್ತೆ. ಅದಕ್ಕಿಂತ ಮುಖ್ಯವಾಗಿ ಈಗ ಆ ಸ್ಕೀಮಲ್ಲಿ ಒಂದು ಪ್ರಮುಖವಾದಂಥ ಒಂದು ಒತ್ತು ಏನಪ್ಪ ಕೊಟ್ಟಿದೆ ಅಂದರೆ ಈ ಪೋಸ್ಟ್ ಹಾರ್ವೆಸ್ಟ್ ಮತ್ತು ಈ ಮ್ಯಾನುಫ್ಯಾಕ್ಚರಿಂಗ್ ಎಕ್ವಿಪ್ಮೆಂಟ್ ಬ್ಯಾಂಕ್, ಅದು ಯಾರು ಮಾಡ್ತಾರೋ, ಯಾಕಂದರೆ ಆ ಬ್ಯಾಂಕಲ್ಲಿ ಎಲ್ಲ ಬೇರೆ ಬೇರೆ ಥರದಂಥ ಎಕ್ವಿಪ್ಮೆಂಟ್ಗಳು ಅವ್ರಿಗೆ ಇಟ್ಕೊಂಡು ಅಲ್ಲಿ ಬೇರೆಯವ್ರಿಗೆ ಒಂದು ಸರ್ವಿಸ್ ಕೊಡೋದು ಆ ಥರ ಮಾಡ್ತಾರಲ್ಲ, ಆ ಎಕ್ವಿಪ್ಮೆಂಟ್ನಿಂದ ಪರ್ಚೇಸ್ ಮಾಡಿ ಒಂದು ಬ್ಯಾಂಕ್ ಮಾಡೋರು ಕೂಡ ಈ ಒಂದು ಆರ್ಥಿಕ ನೆರವು ಆಗಲಿ ಮತ್ತು ತಾಂತ್ರಿಕ ನೆರವು ನಮ್ಮ ಸಾಂಬಾರು ಮಂಡಳದಿಂದ ಸಿಗುತ್ತೆ. ಇದು ಪ್ರಮುಖವಾಗಿ ಆರ್ಥಿಕವಾದಂಥ ನೆರವು ಸಿಗುತ್ತೆ, ಏಕೆಂದರೆ ನರ್ಸರಿ ಮಾಡೋರಿಗೆ ನರ್ಸರಿ ಖರ್ಚಿನ ಸುಮಾರು 33% ಅಷ್ಟು ದುಡ್ಡನ್ನು ನಮ್ಮ ಸಾಂಬಾರ ಮಂಡಳಿ ಮುಖಾಂತರ ಕೊಡುತ್ತೆ, ಮತ್ತು ಅದನ್ನು ನಾವು ಸರ್ಟಿಫೈಡ್ ನರ್ಸರಿಯಿಂದ ನೋಟಿಫೈ ಮಾಡ್ತೀವಿ. ಹಾಗಾಗಿ ಬೇರೆ ರೈತರುಗಳು ಅದನ್ನ ಅಲ್ಲಿಂದ ಪರ್ಚೇಸ್ ಮಾಡಿ ಅವ್ರ ತೋಟಗಳೆಲ್ಲ ಹಾಕಬಹುದು. ಅಂದರೆ ನರ್ಸರಿ ಉತ್ತಮವಾದಂಥ ಗುಣಮಟ್ಟದ ಸಸಿಗಳನ್ನ ತಯಾರು ಮಾಡಲಿಕ್ಕೆ ಸಬ್ಸಿಡಿಯನ್ನು ಕೊಡ್ತೀವಿ ಆರ್ಥಿಕ ರೂಪದಲ್ಲಿ, ಅದರ ಖರ್ಚಿನ 33% ಅಷ್ಟು ಇದು ನರ್ಸರಿ ಲೆವೆಲಲ್ಲಿ. ನೆಕ್ಸ್ಟು ಹೊಸಬರು ಏಲೆ ಗಿಡಗಳನ್ನ ತೊಗೊಂಡೋಗಿ ಅವ್ರ ತೋಟಗಳಲ್ಲಿ ಹಾಕೊಂಡೋಗಿ ಸುಮಾರು ಒಂದು ಹೆಕ್ಟರಿಗೆ ಒಂದು 50,000 ರೂಪಾಯಿ ಅಷ್ಟು ಸಹಾಯಧನವನ್ನು 2 ವರ್ಷದಲ್ಲಿ ಕೊಡ್ತೀವಿ. 25,000 ತರ ಕೊಡ್ತೀವಿ. ಕನಿಷ್ಠ ಅಂದರೆ ಒಂದು 300 ಗಿಡ ಆದರೂ ನೆಡಬೇಕು. ಇದು ಒಂದು ಹೊಸದಾಗಿ ಏಲಕ್ಕಿ ಮಾಡೋರಿಗೆ, ಏಲಕ್ಕಿ ತೋಟನೇ ಇತ್ತು ಕಾರಣಾಂತರದಿಂದ ಅದಕ್ಕೆ ರೋಗ ಬಂದು ಅಥವಾ ಫ್ಲಡ್ ಬಂದು ಬೇರೆ ಬೇರೆ ಕಾರಣಗಳಿಂದ ಗಿಡಗಳು ಹಾಳಾಗಿರುತ್ತೆ, ಅಲ್ಲಿ ಮರುನಾಟಿ ಮಾಡ್ತೀವಿ. ಅವರು ಕೂಡ ಒಂದೊಂದು ಏಲಕ್ಕಿ ಗಿಡಗಳನ್ನ ಹಾಕೊಂಡ್ರೆ ಸುಮಾರು 25-30 ರೂಪಾಯಿ ಅಷ್ಟು ಸಬ್ಸಿಡಿ ಒಂದು ಗಿಡಕ್ಕೆ. ಆ ಒಂದು ಕೊಡುವಂಥ ಒಂದು ಮೊದಲನೇ ಯೋಜನೆ ಇದು. ಏಲಕ್ಕಿ ಅಭಿವೃದ್ಧಿ ಉತ್ಪಾದನಾ ಜಾಸ್ತಿ ಮಾಡಕ್ಕೆ ಮತ್ತು ಅಭಿವೃದ್ಧಿ ಮಾಡೋಕ್ಕೋಸ್ಕರ ಈ ಒಂದು ಮೊದಲನೇ ಸ್ಕೀಮ್. ಮುಖ್ಯವಾಗಿ ನಮ್ಮ ಸಾಮಾನ್ಯ ಮಂಡಳಿ ಕೂಡ ನರ್ಸರಿಗಳಿದೆ 5 ಇದೆ, ಆದರೆ ಈಗ ನಾವು ಉತ್ಪಾದನೆ ಮಾಡ್ತಿರೋ ಸಸಿಗಳು ಸಾಕಾಗ್ತಾ ಇಲ್ಲ, ಹೆಚ್ಚಿನ ಹೆಚ್ಚಿನ ಬೇಡಿಕೆಗಳು ಇರೋದ್ರಿಂದ ಸಾಮಾನ್ಯ ಮಂಡಳಿನೇ ಎಲ್ಲರಿಗೂ ಏಲಕ್ಕಿ ಗಿಡಗಳನ್ನು ಕೊಡೋಷ್ಟು ಈಗ ಸಾಧ್ಯತೆ ಕಡಿಮೆ ಇರೋದ್ರಿಂದ ಬೇರೆಯವರು ಕೂಡ ಉತ್ತಮ ರೀತಿಯಲ್ಲಿ ಯುವಕರು ಅದರೊಳಗೂ ಈ ಒಂದು ಸ್ಕೀಮಲ್ಲಿ ಯುವಕರುಗಳಿಗೆ ಹೆಚ್ಚಿನ ಒಂದು ಫೋಕಸ್ ಅಂತ ಒಂದು ಸ್ಕೀಮಲ್ಲಿ ಹೇಳುತ್ತೆ. ಯುವಕರುಗಳು ನರ್ಸರಿ ಮಾಡ್ತೀವಿ ಅಂದರೆ ಅವರು ಕೂಡ ಆರ್ಥಿಕವಾಗಿ ನಾವು ಸಹಾಯವನ್ನು ಮಾಡ್ತೇವೆ. ಒಟ್ಟು 5 ನರ್ಸರಿಗಳಿದೆ ನಮ್ಮಲ್ಲಿ, ಮಡಿಕೇರಿಯಲ್ಲಿದೆ, ಹಾಸನದಲ್ಲಿದೆ, ಮೂಡಿಗೆರೆ ಹತ್ರ ಇದೆ, ಕೊಪ್ಪ ಚಿಕ್ಕಮಗಳೂರು ಜಿಲ್ಲೆಯಲ್ಲಿ ಇದೆ. ಒಟ್ಟು 5 ನರ್ಸರಿಗಳು ನಮ್ಮ, ಮತ್ತು ನಮ್ಮ ಭಾರತೀಯ ಏಲಕ್ಕಿ ಸಂಶೋಧನಾ ಕೇಂದ್ರ ಅಲ್ಲೂ ಕೂಡ ನರ್ಸರಿ ಇದೆ.

ಅಂದ್ರೆ ಈಗ ನಮ್ಮ ತಾಮರ ಮಡಿಯಿಂದ ಏನು ಡಿಮ್ಯಾಂಡ್ ಇದೆ ಅಷ್ಟು ಸಪ್ಲೈ ಮಾಡಕ್ಕೆ ಆಗ್ತಾ ಇಲ್ಲ. ಹಾಗಾಗಿ ಇದು ಒಂದು ಯೋಜನೆ ಮಾಡ್ತಾ ಇದೀವಿ. ನಿಮಗೆಲ್ಲ ಗೊತ್ತಿರೋ ಹಾಗೆ ಯಾವುದೇ ಪ್ಲಾಂಟೇಶನ್ ಬೆಳೆಗಳಿಗೆ ಪ್ರಮುಖವಾಗಿ ಅದರಲ್ಲೂ ಕೂಡ ಏಲಕ್ಕಿ ಅಂತೀವಿ. ಏಲಕ್ಕಿ ಅನ್ನೋದು ನಿಮ್ಗೆ ಗೊತ್ತಿರೋ ಹಾಗೆ ಬೇರೆ ಈ ಕಾಫಿ ಬೆಳೆಗ ತರ ಒಂದು ಬಾರಿ ಹೂ ಬಂದು ಒಂದೇ ಬಾರಿ ಕಟಾವ್ ಆಗುವಂತ ಒಂದು 4 ತಿಂಗಳ ಕಾಲ ಹೂಗಳು ಬರ್ತಾ ಇರುತ್ತೆ. ಹೂ ಆದ್ಮೇಲೆ ಅದು ಕಾಯಿ ಕಟ್ಟಕ್ಕೆ ಒಂದು 50-70 ದಿನ ಬೇಕಾಗುತ್ತೆ. ಹಂಗಾಗಿ ಸುಮಾರು 5-6 ಹಾರ್ವೆಸ್ಟ್ಗಳು ಕೊಟಾವುಗಳು ಬರ್ತಾ ಇರುತ್ತೆ. ಸೊ ಪ್ರತಿಯೊಂದರಲ್ಲೂ ಕೂಡ ಚೆನ್ನಾಗಿ ಹೂಗಳಾಗಬೇಕು, ಚೆನ್ನಾಗಿ ಕಾಯಿ ಕಟ್ಟಬೇಕು ಅಂದಾಗ ನೀರಿನ ಅಂಶ ಬಹಳ ಬೇಕಾಗುತ್ತೆ. ಹಾಗಾಗಿ ಈಗ ಗೊತ್ತಿರೋ ಹಾಗೆ ನಮ್ಮಲ್ಲಿ ಅವುಗಳ ವೈಪರ್ಯಗಳಾಗಿ ಈ ಮಳೆಗಳು ಸರಿಯಾದ ಟೈಮಲ್ಲಿ ಬರಲ್ಲ ಅಂತ ಟೈಮಲ್ಲಿ ಈ ಹೂಗಳು ಬರೋ ಟೈಮಲ್ಲಿ ರೆಕ್ಕೆ ಅಂತೀವಿ ಗೆರೆಗಳಂತ ಹೇಳ್ತೀವಿ. ಆ ಗೆರೆಗಳು ಚೆನ್ನಾಗಿ ಉದ್ದ ಬೆಳಿಬೇಕು. ಎಷ್ಟು ಉದ್ದ ಬೆಳೆದಷ್ಟು ಹೆಚ್ಚಿನ ಒಂದು ಹೂಗಳು ಬಿಡುತ್ತೆ, ಹೆಚ್ಚಿನ ಕಾಯಿಗಳು ಸಿಗೋಕೆ ಅನುಕೂಲ ಆಗುತ್ತೆ. ಅದಕ್ಕೆಲ್ಲ ನೀರೇ ಮುಖ್ಯ. ಹಾಗಾಗಿ ಈ ಒಂದು ಕೃಷಿ ಹೊಂಡಗಳನ್ನ ಮಾಡ್ಕೊಳ್ಳೋಕ್ಕೋಸ್ಕರ ಏನು ಖರ್ಚು ಬರ್ತದೆ ಅದರ ಒಂದು ಪ್ರಮಾಣದಲ್ಲಿ ನಾವು ಆರ್ಥಿಕ ಸಹಾಯವನ್ನು ಕೊಡೋಕ್ಕೆ ಮಳೆ ನೀರು ಕೊಯ್ಲು ಮಾಡುವಂಥ ಒಂದು ವಾಟರ್ ಹಾರ್ವೆಸ್ಟ್ ಅವರ ತೋಟಗಳಲ್ಲೇ ಮಾಡೋಕ್ಕೆ ಅದು ಪ್ರಮುಖವಾಗಿ ಕೊಡುವಂಥ ಒಂದು ಪ್ರೋಗ್ರಾಮ್. ಈಗ ಪ್ರಮುಖವಾಗಿ ನಮ್ಮಲ್ಲಿ ಈಗ ಸಂಬಾರ ಮಂಡಳಿಯಲ್ಲಿ 53 ವಿವಿಧ ಸ್ಪೈಸಸ್ ಇದ್ರೂ ಕೂಡ ಏಲಕ್ಕಿಗೆ ಮಾತ್ರ ನಮ್ಮ ಸಂಶೋಧನೆ ಮಾಡಲಿಕ್ಕೆ ಅಧಿಕಾರ ಕೊಟ್ಟಿರೋದು. ಮಿಕ್ಕಿದ 52 ನಮ್ಮ ಕೃಷಿ ಮಂತ್ರಾಲಯದಲ್ಲಿ ಮಾಡ್ತಾರೆ. ಹಾಗಾಗಿ ಏಲಕ್ಕಿಯಲ್ಲಿ ಪ್ರಮುಖವಾಗಿ ನಾವು ತಳಿ ಅಭಿವೃದ್ಧಿ ಆಗಲೇ ಈಗ ಸಾಕಷ್ಟು ಒತ್ತು ಕೊಟ್ಟಿದ್ದೀವಿ. ಈಗ ICRA 10 ಅಂತ ಹೊಸ ವೆರೈಟಿ ಈಗ ಅಭಿವೃದ್ಧಿ ಆಗಿ ಈಗ ಎಲ್ಲ ಕಡೆ ಪ್ರಯೋಗ ನಡೀತಾ ಇದೆ, ಎಲ್ಲ ಭಾಗಗಳು ಕೂಡ ಕರ್ನಾಟಕ ಕೇರಳ ತಮಿಳುನಾಡಲ್ಲಿ. ಮುಂದಿನ ದಿನಗಳಲ್ಲಿ ಅದ್ರ ಬಗ್ಗೆ ಕೂಡ ಹೆಚ್ಚಿನ ಒಂದು ಈಗ ನಮ್ಮಲ್ಲಿ ICRA 1 & 2 ಅಂತಿದೆ. ICRA 1 ಅದು ಅಂದರೆ ಇಂಡಿಯನ್ ಕಾರ್ನ್ ರಿಸರ್ಚ್ ಇನ್ಸ್ಟಿಟ್ಯೂಟ್ 1 ಅದು ಕೇರಳಗೆ ಮತ್ತು ತಮಿಳುನಾಡಿಗೆ, ICRA 2 ನಮ್ಮ ಕರ್ನಾಟಕಕ್ಕೆ ಅದು SKP 14 ಅಂತ ಹೇಳ್ತೀವಿ, ಅಥವಾ ICRA 2 ಅಂತ ಹೇಳ್ತೀವಿ ಅದು ನಮ್ಮ ಕರ್ನಾಟಕಕ್ಕೆ. ಬಟ್ ಈ ಕರ್ನಾಟಕದ ವೆರೈಟಿ ಹಸಿರು ಬಣ್ಣ ಬರಲ್ಲ, ಗೋಲ್ಡನ್ ಯೆಲ್ಲೋ ಕಲರ್ ಬರುತ್ತೆ. ಬಟ್ ಆದರೆ ಗುಣಮಟ್ಟ ಕೂಡ ಚೆನ್ನಾಗಿರುತ್ತೆ ಮತ್ತು ಕಡಿಮೆ ಶ್ರಮದಲ್ಲಿ ಒಳ್ಳೆ ಉತ್ಪಾದನೆ ಕೂಡ ಮಾಡುವಂಥದ್ದು. ನೆಲ್ಲಾಣಿ ಗ್ರೀನ್ ಒಳ್ಳೋದು ರೈತ ಕಂಡಿಡಿದಂಥ ವೆರೈಟಿ. ನಮ್ಮ ಭಾರತ ದೇಶ ಭಾಳ ಹೆಮ್ಮೆ ಪಡುವಂಥ ವಿಷಯ, ಪ್ರಪಂಚಕ್ಕೆ ಬೇಕಾದಂಥ 70% ಏಲಕ್ಕಿನ ಆ ನೆಲ್ಲಾಣಿಯಿಂದನೇ ಬರ್ತಾ ಇದೆ. ರೈತ ಜೋಸಫ್ ಅಂತ ಅವನು ಕೇರಳದಲ್ಲಿ ಅವನು ಸೆಲೆಕ್ಷನ್ ಇಟ್ಸ್ ಎ ಗಾಡ್ ಗಿವನ್ ಗಿಫ್ಟ್. ಅವನ ತೋಟದಲ್ಲಿ ಅವನು ಅದನ್ನು ಅಬ್ಸರ್ವ್ ಮಾಡಿ ಅದನ್ನು ಪಾಲನೆ ಮಾಡಿ ಪೋಷಣೆ ಮಾಡಿ ಈ ಎಲ್ಲ ಹೆಚ್ಚಿನ ಕಂದುಗಳನ್ನ ಉತ್ಪಾದನೆ ಮಾಡಿ ಎಲ್ಲ ಕಡೆಗೂ ಕೂಡ ನೆಲ್ಲಾಣಿ ಗಿರ್ಗೋಲ್ಡ್ ಅನ್ನೋದು ಅದು ರೈತ ಮಾಡುವಂಥ ತಳಿ. ಅದಲ್ಲದೆ ನಮ್ಮ ಸಂಶೋಧನೆ ಕೇಂದ್ರದಿಂದ ಈ ತಳಿಗಳನ್ನು ಮಾಡಿದ್ದಾರೆ. ಮೊದಲೆಲ್ಲ ಸಾಕಷ್ಟು ನೀರಿನ ಜಾಗದಲ್ಲಿ ಹೋಸ್ ಪೈಪ್ ಮುಖಾಂತರ ಎಲ್ಲಿ ಗಿಡಕ್ಕೆಲ್ಲ ನೀರು ಕೊಡ್ತಾ ಇದ್ರು ಮತ್ತು ಅವಾಗ ಯಥೇಚ್ಛವಾಗಿ ನೀರಿತ್ತು. ಈಗ ನೀರಿನ ಅಭಾವಗಳು ಜಾಸ್ತಿ ಇರೋದ್ರಿಂದ ನೀರುಗಳನ್ನ ಕಡಿಮೆ ಪ್ರಮಾಣದಲ್ಲಿ ಉಪಯೋಗಿಸಿ ಕಡಿಮೆ ಉಪಯೋಗಿಸಬೇಕು ಮತ್ತು ಸಂಶೋಧನೆ ದೃಷ್ಟಿಯಿಂದ ಈಗ ಸ್ಪ್ರಿಂಕ್ಲರ್ ಮುಖಾಂತರ ಆಗಲಿ ಎಲ್ಲಿಗೆ ನೀರುಗಳನ್ನ ಒದಗಿಸಿ ಉತ್ಪಾದನೆ ಮಾಡುವುದು, ಅದಕ್ಕೆ ಬೇಕಾದಂಥ ಏನು ಪರಿಕರಗಳು ಏನಿದೆ ಅದಕ್ಕೆಲ್ಲ ಸಬ್ಸಿಡಿಯನ್ನು ನಮ್ಮ ಸಮರ ಮಂಡಳಿ ಮುಖಾಂತರ ಕೊಡಲಾಗುತ್ತೆ. ಮೊದಲು ಕೊಡ್ತಾಯಿದ್ದು ಆಮೇಲೆ ಸಭಾ ನಿಂತೋಗಿತ್ತು ಅದು ಅದು ಬೇರೆ ಬೇರೆ ಇಲಾಖೆ ಡಬಲಿಂಗ್ ಆಗುತ್ತೆ ಅಂತಿತ್ತು. ಈಗ ನಮ್ಮ ಸಮರ ಬೆಳೆಗಳಿಗೆ ಯಥೇಚ್ಛವಾಗಿ ನಮ್ಮ ಸಮರ ಮಂಡಳಿ ಕೊಡಬೇಕು ಅಂತ ಈಗ ಹೊಸ ಸ್ಕೀಮಲ್ಲಿ ಆಗಿದೆ ಅದು. ಈ ಫಾರ್ಮರ್ಸ್ ಪ್ರೊಡ್ಯೂಸ್ ಆರ್ಗನೈಸೇಷನ್ ಅಂದರೆ ಬೆಳೆಗಾರ ಸಂಘ ಅಂತ ಹೇಳ್ತೀವಿ. ಅದು ಕನಿಷ್ಠ 25 ಜನ ಬೆಳೆಗಾರರು ಸೇರಿಕೊಂಡು ಒಂದು ಸಂಘವನ್ನು ಕಟ್ಕೊಂಡ್ರೆ ಕಾಮನ್ ಫೆಸಿಲಿಟಿ ಆಗಿ ಈಗ ಏಲಕ್ಕಿ ಒಣಸುವಂತ ಒಂದು ಮಿಷಿನ್ ಆಗ್ಬೋದು, ಏಲಕ್ಕಿ ಪಾಲಿಶ್ ಮಾಡೋಂಥ ಮಿಷಿನ್ ಆಗ್ಬೋದು, ಏಲಕ್ಕಿನ ಗ್ರೇಡ್ ಮಾಡೋಂಥ ಆಗ್ಬೋದು, ಏಲಕ್ಕಿನ ಕ್ಲೀನ್ ಮಾಡೋಂಥ ಮಿಷಿನ್ಗಳಾಗ್ಬೋದು. ಅದು ಎಲ್ಲ ರೈತರುಗಳು ಇಟ್ಕೊಳ್ಳೋಕ್ಕಾಗಲ್ಲ. ಬಟ್ ಇಂಥ ಈ ಒಂದು ಫಾರ್ಮರ್ಸ್ ಪ್ರೊಡ್ಯೂಸ್ ಆರ್ಗನೈಸೇಷನ್ ಅಲ್ಲಿ ಬೆಳೆಗಾರರು ಅವರ ಬೆಳೆ ತಂದಲ್ಲಿ ಕ್ಲೀನ್ ಮಾಡ್ಕೊಂಡು ಗ್ರೇಡ್ ಮಾಡ್ಕೊಂಡು ಹೋಗುವಂಥ ಫೆಸಿಲಿಟಿಗಳನ್ನು ಕೊಡೋಕ್ಕೋಸ್ಕರ ಬ್ಯಾಂಕ್ ಅಂದರೆ ಏನಪ್ಪ ಅಂದರೆ ಆ ಒಂದು ಸ್ಥಳದಲ್ಲಿ ಎಲ್ಲ ಥರದ ಎಕ್ವಿಪ್ಮೆಂಟ್ಗಳು, ಕೊಯ್ಲು ಥರ ಎಕ್ವಿಪ್ಮೆಂಟ್ ಮಿಷಿನರಿ ಏನೇನು ಬೇಕು ಅದೆಲ್ಲ ಅಲ್ಲಿ ಸ್ಥಾಪನೆ ಮಾಡೋಕ್ಕೆ ಆ ಫಾರ್ಮರ್ಸ್ ಪ್ರೊಡ್ಯೂಸ್ ಆರ್ಗನೈಸೇಷನ್ಗೆ ಆರ್ಥಿಕವಾಗಿ ಪೂರ್ಣ ಮಟ್ಟದ ಸಹಾಯವನ್ನು ಸರ್ಕಾರ ಮಾಡ್ತಾ ಇದೆ. ನಾವು ಕೂಡ ಮಾಡ್ತೀವಿ, ಬೇರೆಯವರು ಕೂಡ ಮಾಡಲಿಕ್ಕೆ ಎಂಕರೇಜ್ ಮಾಡ್ತೀವಿ. ಈಗ ನಾವಾಗಲೇ ಸುಮಾರು ಒಂದು 273 FAO ಆಲ್ರೆಡಿ ನಾವು ರೆಕಗ್ನೈಸ್ ಮಾಡಿ ಅದರ ಚಾಲನೆ ಎಲ್ಲ ಕೊಟ್ಟಿದ್ದೀವಿ. ಅದೇ ರೀತಿ ಕೆಲವರು ಬೆಳೆಗಾರ ಸೇರಿಕೊಂಡು ಕೂಡ ಫಾರ್ಮರ್ಸ್ ಪ್ರೊಡ್ಯೂಸ್ ಆರ್ಗನೈಸೇಷನ್ ಅವರು ಡೆವಲಪ್ ಮಾಡ್ಕೋಬಹುದು. ಅವರು ಕೂಡ ನಮ್ಮ ಮಾನ್ಯತೆ ನಮ್ಮ ಬೋರ್ಡಿಂದ ಸಿಗುತ್ತೆ. ಮತ್ತು ಅವರು ಏನೇನು ಎಕ್ವಿಪ್ಮೆಂಟ್ಗಳು ಕೊರಿಯೋತರ ನಂತರ ಈಗ ಮೆಣಸಿನ ಪುಡಿ ಮಾಡುವಂಥ ಯೂನಿಟ್ ರೈತ ಮೆಣಸಿನಕಾಯಿ ಬೆಳ್ಕೊಂಡು ಬರ್ತಾನೆ ಪುಡಿ ಮಾಡ್ಕೊಂಡು ಹೋಗೋದ್ರೆ ಅಲ್ಲಿ ಬೇಕಾದ್ರೆ ಮಾಡ್ಕೋಬಹುದು. ಅಂದರೆ ಸ್ಮಾಲ್ ಕ್ವಾಂಟಿಟಿ ಅಲ್ಲ, ಬಿಗ್ ಕ್ವಾಂಟಿಟಿ ಮಾಡ್ಕೊಂಡು ಅವನು ತೊಗೊಳ್ಳೋವಂಥಬಹುದು, ಸ್ವಲ್ಪ ಆಯಿಲ್ ತೆಗೆಯುವಂಥ ಆಗ್ಬೋದು, ಏಲಕ್ಕಿ ಪಾಲಿಶಿಂಗ್ ಮಾಡೋಂಥಾಗಲಿ, ಅರಿಶಿನ ಪಾಲಿಶಿಂಗ್ ಮಾಡೋದಾಗಲಿ, ಅರಿಶಿನ ಪುಡಿ ಮಾಡೋದಾಗಲಿ, ಅದಕ್ಕೆಲ್ಲ ಬೇಕಾದಂಥ ಎಕ್ವಿಪ್ಮೆಂಟ್ಗಳು, ಮತ್ತು ಕಾಳು ಮೆಣಸು ಕ್ಲೀನಿಂಗ್ ಮಾಡ್ಬೋದು, ಗ್ರೇಡಿಂಗ್ ಮಾಡೋದಾಗಲಿ, ಕಲರ್ ಸಾರ್ಟಿಂಗ್ ಅದೆಲ್ಲ ಮಾಡಲಿಕ್ಕೆ ಬೇಕಾದಂಥ ಎಕ್ವಿಪ್ಮೆಂಟ್ಗಳನ್ನ FAO ಹೊರದೇಶದಿಂದ ಅಥವಾ ನಮ್ಮ ದೇಶದಿಂದ ಅದು ತರಿಸ್ಕೊಂಡು ಅದಕ್ಕೇನು ಖರ್ಚು ಬರುತ್ತೋ ಆ ಖರ್ಚಿನ ಕೆಲವು ಪ್ರಮಾಣ ವ್ಯವಸಾಯವನ್ನು ನಮ್ಮ ಬೋರ್ಡ್ ಮಾಡುತ್ತೆ. ಯಾಕೆಂದರೆ ಮೊದಲೆಲ್ಲ ನಿಮ್ಗೆ ಗೊತ್ತಿರೋದು ಕಾಳು ಮೆಣಸಿನ ಗುಣಮಟ್ಟ ಹಾಳಾಗ್ತದೆ, ಯಾಕೆಂದರೆ ಕಾಲಿನಲ್ಲಿ ತುಳಿದು ಕಾಳುಗಳನ್ನ ಬೇರ್ಪಡಿಸ್ತಾ ಇದ್ರು, ಅದರಿಂದ ಹೈಜೀನ್ಗೂ ಕೂಡ ಇರ್ತಿಲ್ಲ ಮತ್ತು ಹೊರದೇಶಗಳ ಕಳಿಸೋಕ್ಕೆಲ್ಲ ಭಾಳ ಕಷ್ಟ ಆಗ್ತಿತ್ತು. ಈಗೇನಿಲ್ಲ, ಆ ಕಾಳು ಮೆಣಸು ಬಿಡಿಸೋ ಮಿಷಿನಲ್ಲಿ ಒಬ್ಬ 10 ಲೇಬರ್ ಮಾಡೋ ಕೆಲಸನ ಒಂದು ಮಿಷಿನ್

ಒಂದು ದಿವಸ ಮಾಡಕ್ಕೆ ಬಿಡುತ್ತೆ, ಕ್ಲೀನಾಗಿ ಮಾಡುತ್ತೆ. ಹಾಗಾಗಿ ಅಂಥ ಮಿಷಿನ್ಗಳು ಆಲ್ರೆಡಿ ಈಗ ಬಂದಿದೆ. ಅದು ಯಾರ್ಯಾರು ಮ್ಯಾನುಫ್ಯಾಕ್ಚರ್ ಮಾಡ್ತಾರಲ್ಲ ಆ ಮಿಷಿನ್ಗಳನ್ನ, ನಮ್ಮ ರಬ್ಬರ್ ಮಂಡಳಿಯಲ್ಲಿ ಅವರು ಹೊಂದಾಣಿಕೆ ಮಾಡ್ಕೊಂಡಿದ್ದಾರೆ. ಹಾಗಾಗಿ ನಾವು ಅದನ್ನು ಕೂಡ ನೋಟಿಫೈ ಮಾಡ್ತೀವಿ. ನೋಟಿಫೈ ಮಾಡಿದಾಗ ರೈತರುಗಳು ಅವರ ಊರಲ್ಲಾಗಲಿ ಅಥವಾ ಹತ್ತಿರದ ಆ ಕಂಪನಿಗೆ ಹೋಗಿ ಅವರು ಪರ್ಚೇಸ್ ಮಾಡಿದರೆ ಸಾಕು, ಅದಕ್ಕೆ ಬೇಕಾದಂಥ ಆರ್ಥಿಕ ಸಹಾಯ ಕೂಡ ನಾವು ಮಾಡ್ತಾ ಇದ್ವಿ ಈ ಸ್ಕೀಮ್ ಮುಖಾಂತರ. ಪಾಲಿಶ್ ಮುಖ್ಯವಾಗಿ ಅರಿಶಿನ, ಅರಿಶಿನ ಪಾಲಿಶ್ ಮಾಡೋಕ್ಕೆ ಯಾಕೆಂದರೆ ಮೊದಲೆಲ್ಲ ಬ್ಯಾಗಲ್ಲಿ ಹಾಕಿ ಮ್ಯಾನ್ಯಲಲ್ಲಿ ಉಜ್ಜಿ ಉಜ್ಜಿ ಮಾಡ್ತಾಯಿದ್ರು, ತುಂಬ ಸಮಯ ಹಿಡಿತಿತ್ತು, ಆದರೆ ಅಷ್ಟೊಂದು ಕ್ಲೀನಾಗಿ ಪಾಲಿಶ್ ಆಗ್ತಾ ಇರಲ್ಲ. ಈಗ ಪಾಲಿಶಿ ಮಿಷಿನೇ ಇರೋದ್ರಿಂದ ಶೀಘ್ರವಾಗಿ ಮತ್ತು ಉತ್ತಮವಾಗಿ ಪಾಲಿಶ್ ಆಗೋಗುತ್ತೆ. ಅಂಥ ಪಾಲಿಶಿ ಮಿಷಿನ್ಗಳು ನಮ್ಮ ತಮಿಳ್ನಾಡು ಅಗ್ರಿಕಲ್ಚರ್ ಯೂನಿವರ್ಸಿಟಿ ಪೋಸ್ಟ್ ಹಾರ್ವೆಸ್ಟ್ ಅಗ್ರಿಕಲ್ಚರ್ ಟೆಕ್ನಾಲಜಿ ಡಿವಿಷನ್ಗಳಾದ ಬೇರೆ ಬೇರೆ ಪರಿಕರಗಳೆಲ್ಲ ಪಂಜಾಬಲ್ಲಾಗಲಿ ಮತ್ತು ಆಂಧ್ರಪ್ರದೇಶದಾಗಲಿ ದೊಡ್ಡ ದೊಡ್ಡ ಕಂಪ್ನಿಗಳು ಇದೆಲ್ಲ ಮ್ಯಾನುಫ್ಯಾಕ್ಚರ್ ಮಾಡ್ತಾ ಇದೆ. ಅವ್ರ ಮುಖಾಂತರ ರೈತರುಗಳಾಗಲಿ ರೈತರ ಫಾರ್ಮರ್ಸ್ ಪಡೆಯುವ ಆರ್ಗನೈಸೇಷನ್ ಅವರು ಪರ್ಚೇಸ್ ಮಾಡಿ ಅವರು ಮಾಡ್ಕೋಬೋದು. ಅದಕ್ಕೆ ಕೂಡ ನಾವು ಸಹಕಾರವನ್ನು ಕೊಡ್ತಾ ಇದ್ದೀವಿ. ಈಗ ಏಲಕ್ಕಿಯಲ್ಲಿ ತೊಗೊಂಡಾಗ ಏಲಕ್ಕಿಯಲ್ಲಿ ತೊಟ್ಟಿರುತ್ತೆ, ಆ ತೊಟ್ಟಿನೆಲ್ಲ ಕ್ಲೀನ್ ಮಾಡಬೇಕು. ಆಮೇಲೆ ಏಲಕ್ಕಿ ಮಾಡಿಸಿದ ಮೇಲೆ ಅದ್ರ ಮೇಲೆ ಡಸ್ಟ್ ಇರುತ್ತೆ, ಅದನ್ನೆಲ್ಲ ಕ್ಲೀನ್ ಮಾಡೋಕ್ಕೆ ಅದು ಅದೇ ರೀತಿ ಕಾಳು ಮೆಣಸಲ್ಲಿ ಧೂಳುಗಳಿರ್ತವೆ, ಡಸ್ಟ್ಗಳಿರುತ್ತೆ, ಅದನ್ನೆಲ್ಲ ಕ್ಲೀನ್ ಮಾಡೋಕ್ಕೆ ಕ್ಲೀನಿಂಗ್ ಮಿಷಿನ್ಗಳೆಲ್ಲ ಈಗ ಆಲ್ರೆಡಿ ಬಂದುಬಿಟ್ಟಿದೆ. ಆ ಮಿಷಿನ್ಗಳನ್ನ ಪರ್ಚೇಸ್ ಮಾಡಲಿಕ್ಕೆ ಅದು ಕೂಡ ಆರ್ಥಿಕವಾಗಿ ಸಹಾಯವನ್ನು ಮಾಡ್ತಾ ಇದೆ. ತೊಳೆಯೋದಕ್ಕೆ ಸಾಮಾನ್ಯವಾಗಿ ಈಗ ನೀವು ನೋಡಬೇಕು ಅಂದರೆ ಈಗ ಎಳಕ್ಕಿ ಎಲ್ಲ ಮಣ್ಣ ಮೇಲೆ ಇರುತ್ತದೆ, ಅವಾಗೆಲ್ಲ ಆ ಮಣ್ಣೆಲ್ಲ ಆಗಿರುತ್ತೆ, ಅದನ್ನೆಲ್ಲ ಅದು ಕ್ಲೀನ್ ಮಾಡಿಬಿಟ್ಟು ಆಮೇಲೆ ಅದನ್ನ ಡ್ರೈಯರ್ಗೆ ಇಡಬೇಕು. ಈಗ ಮ್ಯಾನ್ಯಲ್ ವ್ಯಾಷಿಂಗ್ ಮಾಡ್ತಂದ್ರೆ ತುಂಬ ಸಮಯ ಹಿಡಿಯುತ್ತೆ, ಹೆಚ್ಚಿನ ಲೇಬರ್ಗಳು ಬೇಕು. ಈಗ ಇಲ್ಲಿ ಲೇಬರೇ ಸಿಗ್ತಾಯಿಲ್ಲ, ಈಗ ಕೃಷಿ ಕಾರ್ಮಿಕರಿಗೆ ಸಿಗ್ತಾ ಇರೋದ್ರಿಂದ ಇಪ್ಪ ಈಗ ಒಂದು ವಾಷರ್ಗಳು ಕ್ಲೀನಾಗಿ ಎಲೆಕ್ಕೆ ವಾಷರ್ಗೆ ಹಾಕ್ಬಿಟ್ರೆ ಎಲ್ಲ ಕ್ಲೀನ್ ಮಾಡಿ ಮಣ್ಣೆಲ್ಲ ತೆಗೆಸ್ಬಿಟ್ಟು ಆಮೇಲೆ ಅದನ್ನ ಒಣಗಿಸಿದ್ರೆ ಒಳ್ಳೆ ಉತ್ತಮವಾದ ಗುಣಮಟ್ಟದ ಎಲೆಕ್ಕೆ ಸಿಗಲಿಕ್ಕೆ ಅನುಕೂಲ ಆಗುತ್ತೆ. ಅದೇ ರೀತಿ ಕಾಳು ಮೆಣಸು ಕೂಡ ವೈಟ್ ಪೇಪರ್ ಅಂತ ಅದಕ್ಕೊಂದು ಒಳ್ಳೆ ಹೆಚ್ಚಿನ ಡಿಮ್ಯಾಂಡ್ ಇದೆ, ಕರಿ ಮೆಣಸು ಮತ್ತು ಬಿಳಿ ಮೆಣಸು ಅಂತ. ಹೊರದೇಶಕ್ಕೆ ನಾವು ಬಿಳಿ ಮೆಣಸು ಜಾಸ್ತಿ ಇರೋದ್ರಿಂದ ಬಿಳಿ ಮೆಣಸು ಮಾಡಬೇಕಾದ್ರೆ ಕೂಡ ನಾವು ಇದನ್ನ ವಾಶ್ ಮಾಡಬೇಕಾಗುತ್ತೆ. ಆ ವಾಷಿಂಗ್ ಮಿಷಿನ್ ಎಲ್ಲ ಮ್ಯಾನ್ಯಲ್ಲಿ ಮಾಡಿದ್ರೆ ತುಂಬ ಸಮಯ ಹಿಡಿಯುತ್ತೆ, ಅಷ್ಟೊಂದು ಒಳ್ಳೆ ರೀತಿಯಲ್ಲೂ ಕೂಡ ಆಗಲ್ಲ. ಹಾಗಾಗಿ ಅದಕ್ಕೆ ಬದಲಾಗಿ ಈ ಒಂದು ಆವಿಷ್ಕರಣಗಳಾಗಿದೆ, ಅದನ್ನು ಉಪಯೋಗಿಸಿದ್ರೆ ಭಾಳ ಮುಖ್ಯ. ನಿಮಗೆಲ್ಲ ಗೊತ್ತಿರೋರು ಹಿಂದೆ ಮನೆ ಮನೆಗಳು ಕೂತ್ಕೊಂಡು ಕುಟ್ಟಿ ಕುಟ್ಟಿ ಸಿಪ್ಪೆ ತೆಗೆದಾಗಲಿ ನಾರು ತೆಗೆದಾಗಲಿ ಬೇಜ ತೆಗೆದು ಮಾಡ್ತಾ ಇದ್ರು. ಈಗ ಮಿಷಿನ್ಗಳಿದೀಗ ಮಿಷಿನ್ಗೆ ಹಾಕ್ಬಿಟ್ರೆ ಅದನ್ನ ಹಣ್ಣಿನ ಮರದಿಂದ ಕಿತ್ತುಬಿಟ್ಟು ಆ ಮಿಷಿನ್ಗೆ ಹಾಕ್ಬಿಟ್ರೆ ಸಿಪ್ಪೆನೂ ತೆಗೆದು ಸಪ್ರೇಟ್ ಮಾಡುತ್ತೆ, ಅದು ಬೀಜನ ತೆಗೆದು ನಾರು ಕೂಡ ತೆಗೆದುಬಿಟ್ಟು ಸಪ್ರೇಟಾಗಿ ಬಂದ್ಬಿಡುತ್ತೆ. ಅದನ್ನ ಈಗ ಆ ಥರ ಮಿಷಿನರಿ ಬಂದಿದೆ. ಈಗ ಒಂದು ದಿವಸದಲ್ಲಿ ಮಾಡೋ ಕೆಲಸನ ಒಂದು ಗಂಟೆಯಲ್ಲಿ ಮಾಡುತ್ತೆ, ಆಮೇಲೆ ಲೇಬರ್ ಅವಶ್ಯಕತೆ ಕೂಡ ತುಂಬ ಕಡಿಮೆ ಇರುತ್ತೆ. ಹಾಗಾಗಿ ಇದು ಕೂಡ ಆವಿಷ್ಕಾರ ತುಂಬ ಆಗಿದೆ. ಕೊಯ್ಲು ಥರ ಕ್ರಿಯೆಗಳಿಗೆ ಬೇಕಾದಂಥ ಮಿಷಿನರಿಗಳು ಅದನ್ನೆಲ್ಲ ಎಲ್ಲರೂ ಉಪಯೋಗಿಸ್ಕೊಳ್ಳಿ ಅಥವಾ ಎಲ್ಲರೂ ಉಪಯೋಗಿಸ್ಕೊಳ್ಳೋಕ್ಕಾಗದ್ರು ಕೂಡ ಇಂಡಿವಿಜುವಲ್ಲಿ ಈ ಫಾರ್ಮರ್ಸ್ ಪ್ರೊಡ್ಯೂಸರ್ ಮುಖಾಂತರ ಬ್ಯಾಂಕ್ಗಳಲ್ಲಿ ಇಟ್ಟರೆ ಪಾಪ ಹುಣಸೆಕಾಯಿ ಕುಯ್ಕೊಂಡವರು ಅದರ ಉಪಯೋಗವನ್ನು ಪಡ್ಕೋಬಹುದು, ಆಸ್ ಎ ಸರ್ವಿಸ್ ಆಗಿ ಕೊಡ್ಬೋದು. ಹಾಗಾಗಿ ಫಾರ್ಮರ್ಸ್ ಪ್ರೊಡ್ಯೂಸ್ ಆರ್ಗನೈಸೇಷನ್ ಕೂಡ ಆರ್ಥಿಕವಾಗಿ ಲಾಭ ಆಗುತ್ತೆ, ಅವ್ರ ರೈತರುಗಳಿಗೆ ಒಂದು ಸರ್ವಿಸ್ ಕೊಟ್ಟಂಗಾಗುತ್ತೆ, ಸೇವೆ ಕೊಟ್ಟಂಗಾಗುತ್ತೆ. ಏಲಕ್ಕಿಗೆ ಬೇಕಾಗುವಷ್ಟು ಸೌಲಭ್ಯಗಳು ಬೇಕಾಗಲ್ಲ. ನಮಗೆ ಅರಣ್ಯ ಉಳಿಸ್ಕೋಬೇಕು, ಮರಗಳ ನಾಶ ಆಗಿ ತಪ್ಪಿಸ್ಬೇಕು ಅಂದರೆ ಈ ಯಂತ್ರಗಳು. ಈಗ ಮೊದಲೆಲ್ಲ ನಾವು 1 ಕೆಜಿ ಏಲಕ್ಕಿ ನಾವು ಉಣಿಸ್ಬೇಕು ಅಂದರೆ ಸುಮಾರು 4-5 ಕೆಜಿ ಸೌದೆ ಬೇಕಾಯಿತು. ಈಗ ಅದರ ಬದಲಾಗಿ ಕರೆಂಟ್ ಮುಖಾಂತರ ಎಲೆಕ್ಟ್ರಿಕಲ್ ಮುಖಾಂತರ ಡ್ರೈಯರ್ಗಳು ಡೆವಲಪ್ ಆಗಿದೆ. ಅವಾಗ ಸೌದೆನೇ ಬೇಡ, ಆಗ ಅವಾಗ ಕಾಡು ಕೂಡ ಉಳ್ಕಂತು, ಪ್ಲಸ್ ನಮಗೆ ಒಳ್ಳೆ ರೀತಿಯಲ್ಲಿ ಏಲಕ್ಕಿ ಒಣಗಿಸ್ತು. ಯಾಕಂದರೆ ನಿಮ್ಗೆ ಗೊತ್ತಿರೋ ಹಂಗೆ ನಮ್ಮ ಕರ್ನಾಟಕದಲ್ಲಿ ಏಲಕ್ಕಿ ಆಲ್ಮೋಸ್ಟ್ ಹೋಗೇ ಬಿಡ್ತು. ನಾವು 30 ವರ್ಷ ಹಿಂದೆ ನಾನು ಏಲಕ್ಕಿ ಸಂಭ್ರಮ ಮಾಡಿದ್ದಾಗ ಸಾಕಷ್ಟು ಯಥೇಚ್ಛವಾಗಿ ಏಲಕ್ಕಿ ಬಿಡ್ತಾ ಇದ್ರು. ಈಗೆಲ್ಲ ಮರ ಕಡಿದು ಕಡಿದು ಮರಗಲಸಿ ಮಾಡಿ ಮಾಡಿ ಮಾಡಿ ಅಲ್ಲಿ ಏಲಕ್ಕಿನ ಇಲ್ಲ ಆಡುತ್ತೆ. ಆದರೆ ಕೇರಳದಲ್ಲಿ ಹಾಗಾಗಿಲ್ಲ. ಯಾಕೆಂದರೆ ಕೇರಳದಲ್ಲಿ ಸುಮಾರು ಒಂದು ಮೂನಾರು ಮತ್ತು ತೇಕಡಿ ಅಂತ ಅದು 125 ಕಿಲೋಮೀಟರ್ ಸ್ಟ್ರೆಚ್ ಇರೋ ಒಂದು ಏರಿಯಾ ಅದು. ಅಲ್ಲಿ ಅದು ಅರಣ್ಯ ಪ್ರದೇಶ, ಅಲ್ಲಿ ಏಲಕ್ಕಿ ಚೆನ್ನಾಗಿ ಬರುತ್ತೆ. ಅದಕ್ಕೆ CHR ಅಂತ ಹೇಳ್ತಾರೆ, ಕಾರ್ಡಮಮ್ ಹಿಲ್ ರಿಸರ್ವ್ ಅಂತ ಹೇಳ್ತಾರೆ. 125 ಕಿಲೋಮೀಟರ್ ಏರಿಯಾ ಇರುವಂಥದ್ದು ಅಲ್ಲಿ ಕಾಡು ಈಗಲೂ ಇರೋಷ್ಟೊತ್ತಿಗೆ ಏಲಕ್ಕಿ ಅಲ್ಲಿದೆ. ಅಲ್ಲಿ ಫಾರೆಸ್ಟ್ ಆ್ಯಕ್ಟ್ ಭಾಳ ಸ್ಟ್ರಿಕ್ಟ್ ಆಗಿದೆ. ಒಂದೇ ಒಂದು ಮರ ಕಡೆಗೆ ಸಾಧ್ಯವೇ ಇಲ್ಲ, ಕಡಿದ್ರೆ ಅವರಿಗೆ ಜೈಲ್ ಇಂಪ್ರೆಸ್ಮೆಂಟ್. ಒಂದು ಮರ ಕೂಡ ಕಡೆಯಕ್ಕಲ್ಲಿ ಅವಕಾಶ ಇಲ್ಲ. ಹಂಗಿದ್ರಿಂದ ಏಲಕ್ಕಿ ಇದೆ. ಆದರೆ ನಮಗೆ ಏಲಕ್ಕಿಗೆ ಚೆನ್ನಾಗಿ ಬರಬೇಕು ಅಂದರೆ ಮರಗಳಿರಬೇಕು, ನೆರಳಬೇಕು. ಸೊ ಆದರೆ ಏಲಕ್ಕಿಗಳನ್ನ ಬೆಳೆದ ಮೇಲೆ ಅಂದರೆ ಏಲಕ್ಕಿ ನಾನು ಒಣಸ್ಬೇಕು ಅಂದರೆ ಅದಕ್ಕೆ ಸೌದೆ ಬೇಕು. ಮೊದಲೆಲ್ಲ ಸೌದೆಯನ್ನೇ ಮಾಡ್ತಾಯಿದ್ರು 4-5 ಕೆಜಿ. ಅವಾಗೆಲ್ಲ ನಾವು ಸೌದೆ ಏಲಕ್ಕಿ ಉತ್ಪಾದನೆ ಜಾಸ್ತಿ ಆಗ್ತಾ ಇದೆ. ಈಗ ನೆಲ್ಲಾಣಿ ಬಂದಮೇಲೆ ಒಬ್ಬ ರೈತ ಒಂದೊಂದು ಗಿಡದಲ್ಲೇ ಮೊದಲೆಲ್ಲ 500 ಗ್ರಾಮು 1 ಕೆಜಿ ತೆಗೆದ್ರೆ ಹೆಚ್ಚಿತ್ತು. ಈಗ 7-8 ಕೆಜಿ ಒಣ ಏಲಕ್ಕಿ ತೆಗಿತಾರೆ. 8 ಕೆಜಿ ನಾವು ಒಣ ಏಲಕ್ಕಿ ಬರಬೇಕು ಅಂತ 40 ಕೆಜಿ ಹಸಿ ಎಣ್ಣೆಗೆ ನಾವು ಒಣಸ್ಬೇಕು. 1 ಕೆಜಿ ಹಸಿ ಎಣ್ಣೆಗೆ ಒಣಸೋಕ್ಕೆ 4 ಕೆಜಿ ಸೌದೆ ಆದರೆ ಎಷ್ಟು ಕ್ವಾಂಟಿಟಿ ಸೌದೆ ಆಯಿತು. ಹಾಗಾಗಿ ಅಲ್ಲಿ ಮರಗಳನ್ನ ಉಳಿಸೋ ದೃಷ್ಟಿಯಿಂದ ಏಲಕ್ಕಿ ಒಣಸುವಂಥ ಯಂತ್ರಗಳು ಈಗ ಕರೆಂಟ್ ಮುಖಾಂತರ ಆಗ್ಬೋದು. ಈಗ ಹೈಬ್ರಿಡ್ ಡೀಸೆಲ್ ಬೇಡ, ಕರೆಂಟ್ ಬೇಡ, ಗ್ಯಾಸ್ ಮುಖಾಂತರ ಏಲಕ್ಕಿ ಒಣಸುವಂಥ ಒಂದು ಮಿಷಿನ್ಗಳು ಈಗಾಗಲೇ ಬಂದಿದೆ. ಹೈಬ್ರಿಡ್ ಕೂಡ ಇದೆ. ಕೆಲವು ಈ ಮಲೆನಾಡು ಪ್ರದೇಶದಲ್ಲಿ ಕರೆಂಟ್ ಗ್ಯಾರಂಟಿ ಇರಲ್ಲ, ಅಂಥ ಸಮಯದಲ್ಲಿ ಗ್ಯಾಸ್. ಈ ರೀತಿ ಎಲ್ಲ ಅಥವಾ ಹಲವಾರು ಹೊಸ ಹೊಸ ಸಂಶೋಧನೆಗಳಾಗಲಿ. ಇನ್ನೊಂದು ಪ್ರಮುಖವಾದ ವಿಷಯ ಏನಪ್ಪಾ ಅಂದರೆ

0: ಯಾವುದೇ ಸ್ಕೀಮ್ಗಳು ನೀವು ಅಪ್ಲೈ ಮಾಡೋಕ್ಕೆ ಮುಂಚೆ ಆ ಸ್ಕೀಮಲ್ಲಿರುವಂಥ ಕೆಲವು ವಿಷಯಗಳನ್ನ ಓದ್ಕೊಂಡು ಅದಕ್ಕೆ ತಕ್ಕಂತೆ ನೀವು ಯಾವುದೇ ದಾಖಲೆಗಳನ್ನ ಕೊಡೋದಾಗಲಿ ಮಾಡಿಕೊಂಡು ಆಮೇಲೆ ಮಾಡಿದ್ರೆ ಅದಕ್ಕೆ ಭಾಳ ಅನುಕೂಲ ಆಗ್ತಿಲ್ಲ. ನಾನು ಕೆಲಸದಿ ಸರ್ ನಾನು ಆನ್ಲೈನಲ್ಲಿ ಹಾಕಿದ್ದೆ ಅದು ಅದಕ್ಕೇನು ಬರಲಿಲ್ಲ ಅಂತ ಹೇಳಿದಾಗ ಕೆಲಸದಿ ಡಾಕ್ಯುಮೆಂಟ್ಗಳು ಕೆಲಸದಿ ಮಿಸ್ ಹಂಗಾಗಿ ಚೆನ್ನಾಗಿ ಓದಿ ಎಲ್ಲ ಕ್ಲಿಯರ್ ಆಗಿದೆ ವೆಬ್ಸೈಟಲ್ಲಿ ಏನೇನು ಕಂಡೀಷನ್ನು ಟರ್ಮ್ಸ್ ಸಕಲು ಅಲ್ಲಿದೆ, ಯಾವ ರೀತಿ ಮಾಡಬೇಕು, ಯಾವ ರೀತಿ ಅಪ್ಲೈ ಮಾಡಬೇಕು, ಏನೇನು ದಾಖಲೆಗಳು ಓದಿಸ್ಬೇಕು ಅದನ್ನು ನೋಡಿಕೊಂಡು ಆಮೇಲೆ ಅಪ್ಲೈ ಮಾಡಿದರೆ ಖಂಡಿತ ಅದಕ್ಕೆ ಉತ್ತಮವಾದಂಥ ಪ್ರತಿಫಲ ಸಿಗುತ್ತೆ. ದಯಮಾಡಿ ಅದನ್ನ ಹೆಚ್ಚಿನ ಬೆಳೆಗಾರರಾಗಲಿ ಅಥವಾ ಉತ್ಪಾದಕರು ಒಂದು ಈ ಸಾಂಬಾರು ಬೆಳೆಗಳಿಗೆ ಸಂಬಂಧಪಟ್ಟ ಯಾವುದೇ ವ್ಯಕ್ತಿಗಳು ನಮ್ಮ ಈ ಒಂದು ಸ್ಪೈಸಿಡ್ ಪ್ರೋಗ್ರಾಮಲ್ಲಿ ಭಾಗಿಯಾಗಿ ಹೆಚ್ಚಿನ ಯಶಸ್ಸನ್ನು ತರಲಿ ಅಂತ ನಾನು ಕೇಳ್ಕೊತಾ ಇದ್ದೀನಿ. ಬಯಲುಸೀಮೆಗಳಲ್ಲಿ ಪ್ರಮುಖವಾಗಿ ಎರಡರಿಂದ ಮೂರು ಬೆಳೆಗಳನ್ನ ಚೆನ್ನಾಗಿ ಬೆಳಿಬಹುದು. ಒಂದು ಹುಣಸೆ ಹಣ್ಣು, ಅದಕ್ಕಾಗಲೇ ಸ್ಕೀಮ್ ಇದ್ದೇ ಇದೆ ಹೇಳಿದೆ. ಎರಡನೇದು ಈಗ ಜಾಯಿಕಾಯಿ, ಅದನ್ನ ಒಣಸ್ಬೇಕು, ಅದಕ್ಕೆ ಡ್ರೈಯರ್ ಬೇಕು, ಅವರು ಕೂಡ ಈ ಸ್ಪೈಸಿಡ್ ಸ್ಕೀಮಲ್ಲಿ ಅವರಿಗೆ ಸಹಕಾರ ಸಿಗುತ್ತೆ. ಯಾಕಂದರೆ ಈ ಒಂದು ಸ್ಪೈಸಿಡ್ ಅನ್ನೋದು ದೊಡ್ಡ ವರ್ಡ್, ಎಲ್ಲರಿಗೂ ಕೂಡ ಉಪಯೋಗ ಆಗೋಂಥ ಎಲ್ಲ ರೀತಿಯ ಸ್ಕೀಮ್ಗಳಿದೆ ಅಲ್ಲಿ. ಕಾಳು ಮೆಣಸಿಗೆ ಈಗ ಸದ್ಯಕ್ಕಿಲ್ಲ, ಏಲಕ್ಕಿಗಂತೂ ಖಂಡಿತ ಉಂಟು. ಯಾಕಂದರೆ ಈಗ ಮೊದಲ ಬರೀ ಟ್ರೆಡಿಷನ್ ಏರಿಯಾದಲ್ಲಿ ಮಾತ್ರ ನಾವು ಈಗ ಏಲಕ್ಕಿಗೆ ಸಹಾಯಧನ ಕೊಡ್ತಾ ಇದ್ದು, ಈಗ ನಾನ್ ಟ್ರೆಡಿಷನಲ್ ಏರಿಯಲ್ಲೂ ಕೂಡ ಸಹಾಯಧನ ಕೊಡುವಂಥ ಅವಕಾಶ ಇದೆ, ಖಂಡಿತ ಇದೆ. ಅದರ ಉಪಯೋಗವನ್ನು ಪಡ್ಕೋಬಹುದು. ಯಾವ ರೈತ ಅವ್ನು ನಿಯರೆಸ್ಟ್ ಫೀಲ್ಡ್ ಆಫೀಸ್ ಅಥವಾ ನಿಯರೆಸ್ಟ್ ಸಾಮಾರ ಮಂಡಳಿಗೆ ಹೋದರೆ ಅವರಿಗೆಲ್ಲ ಮಾಹಿತಿಗಳು ಸಿಗುತ್ತೆ, ಆ ಫಾರ್ಮ್ ಎಲ್ಲ ಸಿಗುತ್ತೆ, ಅಲ್ಲಿ ಫಿಲ್ ಮಾಡಿಕೊಟ್ರೆ ಖಂಡಿತ ಸಿಗುತ್ತೆ. ಅದು ಪ್ರಮುಖವಾಗಿ ಈಗ ನೀವು ಮೈಸೂರು ಚಾಮರಾಜನಗರ ತಗೊಂಡಾಗ ಅರಿಶಿನ, ಅದು ಮೊದಲಿಂದ ಚೆನ್ನಾಗಿ ಬೆಳೀತಾರೆ, ಈಗಲೂ ಕೂಡ ಚೆನ್ನಾಗಿ ಬೆಳೆಯುವಂಥ ಅವಕಾಶ ಇದೆ. ಮತ್ತು ಎಲ್ಲೆಲ್ಲಿ ನೀರಿನ ಅಂಶ ಸ್ವಲ್ಪ ಚೆನ್ನಾಗಿದೆ, ನೀರು ಸಿಗುತ್ತೆ ಇದ್ದರೆ ಅಲ್ಲಿ ಶುಂಠಿಯನ್ನು ಚೆನ್ನಾಗಿ ಬೆಳಿಬೋದು. ಇದು ವಾರ್ಷಿಕ ಬೆಳೆ ಆಯಿತು, ಬಹುವಾರ್ಷಿಕ ಬೆಳೆಯಾಗಿ ಜಾಯಿಕಾಯಿ ಅದಕ್ಕೆ ಭಾಳ ಚೆನ್ನಾಗಿ ಬರುತ್ತೆ. ಅದು ಜಾಯಿಕಾಯನ್ನು ಬೆಳೆದು ಭಾಳ ಸೂಕ್ತ, ಯಾಕೆಂದರೆ ಒಂದೊಂದು ಮರದಲ್ಲಿ ಕನಿಷ್ಠ 15-20 ಕೆಜಿಯಷ್ಟು ಜಾಯಿಕಾಯಿ ಸಿಗುವಂಥ ಅವಕಾಶ ಇದೆ, ಮತ್ತು 3-4 ಕೆಜಿಯಷ್ಟು ಜಾಯಿಪತ್ತೆ ಹೂಗಳು ಹೂ ಅದು ಸಿಗುವಂಥ ಇದೆ. ಈಗ ಒಂದು 850 ರೂಪಾಯಿ ಕೆಜಿ ಇದೆ ಈಗ ಹೂಗೆ, ಜಾಯಿಕಾಯಿಗೆ 250-280 ರೂಪಾಯಿ ತನಕ ರೇಟ್ ಇದೆ. ಹಾಗಾಗಿ ಅದನ್ನು ಚೆನ್ನಾಗಿ ಆರಾಮಾಗಿ ಬೆಳೆಯೋದು, ಈಗೆಲ್ಲ ಗ್ರಾಫ್ಟೆಡ್ ಬಂದುಬಿಟ್ಟಿದೆ, 3ನೇ ವರ್ಷಕ್ಕೆ ಅದು ಇಳುವರಿ ಶುರುವಾಗುತ್ತೆ. ಸುಮಾರು ಒಂದು 50-75 ವರ್ಷ ತನಕ ಅದು ಇಳುವರಿ ಚೆನ್ನಾಗಿ ಬರ್ತಾನೆ ಇರುತ್ತೆ. ಹಾಗಾಗಿ ಅದನ್ನ ಜಾಯಿಕಾಯಿನ ಒಂದು ಉಪಬೆಳೆಯಾಗಿ ಖಂಡಿತ ಮಾಡ್ಬೋದು. ನಮಸ್ಕಾರ.
1: ಸಾಮಾಜಿಕ ಸವಲತ್ತು. ಸರ್ಕಾರಿ ಇಲಾಖೆಯಲ್ಲಿರುವ ಸೇವಾ ಸೌಲಭ್ಯಗಳು ಹಾಗೂ ವಿವಿಧ ಅಭಿವೃದ್ಧಿ ಯೋಜನೆಗಳ ಕುರಿತ ಸರಣಿ ಕಾರ್ಯಕ್ರಮ ಪ್ರತಿ ಮಂಗಳವಾರ ಬೆಳಿಗ್ಗೆ 10:20 ಹಾಗೂ ಮರು ಪ್ರಸಾರ ಗುರುವಾರ ಸಂಜೆ 6:50.
2: ತಪ್ಪದೆ ಕೇಳಿ ನಿಮ್ಮ ನೆಚ್ಚಿನ ಜನಧ್ವನಿ ಸಮುದಾಯ ಬಾನುಲಿಯಲ್ಲಿ.
3: ಕೇಳುಗರೇ, ಇದುವರೆಗೂ ಸಾಮಾಜಿಕ ಸವಲತ್ತು ಕಾರ್ಯಕ್ರಮದಲ್ಲಿ ತೋಟಗಾರಿಕೆ ಇಲಾಖೆಯ ಅಡಿಯಲ್ಲಿ ಬರುವ ಕರ್ನಾಟಕ ರಾಜ್ಯ ಸಾಂಬಾರ ಪದಾರ್ಥಗಳ ಅಭಿವೃದ್ಧಿ ಮಂಡಳಿಯ ವಿವಿಧ ಯೋಜನೆಗಳ ಸೌಲಭ್ಯಗಳ ಕುರಿತು ಕರ್ನಾಟಕ ರಾಜ್ಯ ಸಾಂಬಾರ ಪದಾರ್ಥಗಳ ಅಭಿವೃದ್ಧಿ ಮಂಡಳಿಯ ವಿಜ್ಞಾನಿಗಳಾದ ಡಾಕ್ಟರ್ ಬಿಎ ವಾದಿರಾಜ್ರವರು ನಡೆಸಿಕೊಟ್ಟ ಕಾರ್ಯಕ್ರಮವನ್ನು ಕೇಳಿದ್ರಿ.
1: ನಮಸ್ಕಾರ ಪ್ರಿಯ ಕೇಳುಗರಿ, ನೀವು ಕೇಳ್ತಾ ಇದ್ದೀರಿ ಜನಧ್ವನಿ ಸಮುದಾಯ ರೇಡಿಯೋ ಕೇಂದ್ರ 9.8 ಕಂಪನಾಂಕದಲ್ಲಿ ಸರಗೂರಿನಿಂದ ಪ್ರಸಾರವಾಗುತ್ತಿದೆ. ನಾನು ನಿಮ್ಮ ರೇಡಿಯೋ ಕೇಳ್ತಿ ಪ್ರೀತಿ. ಭಾರತ ಸರ್ಕಾರ ಎಲೆಕ್ಟ್ರಾನಿಕ್ ಮತ್ತು ಮಾಹಿತಿ ತಂತ್ರಜ್ಞಾನ ಸಚಿವಾಲಯದ ಮಾಹಿತಿ ಭದ್ರತಾ ಶಿಕ್ಷಣ ಕಾರ್ಯಕ್ರಮದಡಿಯಲ್ಲಿ ಇಂದು ನಾವು ಒಂದು ಬಹಳ ಮುಖ್ಯ ವಿಷಯದ ಬಗ್ಗೆ ಮಾತನಾಡುತ್ತಿದ್ದೇವೆ, ಅದು ಸಾಮಾಜಿಕ ಜಾಲತಾಣದ ಸುರಕ್ಷತೆಯ ಕುರಿತು. ಅಂದರೆ ಸಾಮಾಜಿಕ ಜಾಲತಾಣ ಎಂದರೆ ಏನು, ಇದರಿಂದ ಆಗುವಂತಹ ತೊಂದರೆಗಳು ಹಾಗೂ ಸುರಕ್ಷತೆಯ ಕುರಿತು ತಿಳಿದುಕೊಳ್ಳೋಣ. ಇಂದು ನಾವು ಫೇಸ್ಬುಕ್, ಇನ್ಸ್ಟಾಗ್ರಾಮ್, ವಾಟ್ಸಪ್ ಮುಂತಾದ ಜಾಲತಾಣಗಳಲ್ಲಿ ಫೋಟೋಗಳು, ವಿಡಿಯೋಗಳು, ವೈಯಕ್ತಿಕ ಮಾಹಿತಿಯನ್ನು ಹಂಚಿಕೊಳ್ಳುತ್ತಿದ್ದೇವೆ. ಆದರೆ ನಾವು ಹಂಚುವ ಪ್ರತಿಯೊಂದು ಮಾಹಿತಿ ನಮ್ಮ ಸುರಕ್ಷತೆಗೆ ಸಂಬಂಧಿಸಿದೆ.
4: ನಾನು ಈಗ ಮೈಸೂರಿಗೆ ಹೋಗುತ್ತಿದ್ದೇನೆ, ಮನೆ ಖಾಲಿ ಇದೆ ಅಂತ ಪೋಸ್ಟ್ ಮಾಡಿದ್ದೇನೆ.
5: ಅಯ್ಯೋ, ಇದು ತುಂಬಾ ಅಪಾಯಕಾರಿ, ಯಾರಾದರೂ ಇದನ್ನು ನೋಡಿ ದುರುಪಯೋಗ ಮಾಡಿಕೊಳ್ಳಬಹುದು.
1: ಲೊಕೇಶನ್ ಶೇರಿಂಗ್, ಟ್ರಾವೆಲ್ ಪ್ಲಾನ್ಸ್ ಪೋಸ್ಟಿಂಗ್, ಲೈವ್ ಅಪ್ಡೇಟ್ಸ್, ಇವುಗಳು ಅಪರಾಧಿಗಳಿಗೆ ಅವಕಾಶ ಕೊಡಬಹುದು. ಫಿಶಿಂಗ್ ಮತ್ತು ನಕಲಿ ಲಾಗಿನ್ಗಳಿಂದ ಆಗುವಂತಹ ತೊಂದರೆಗಳ ಬಗ್ಗೆ ತಿಳಿದುಕೊಳ್ಳೋಣ.
5: ನನಗೆ ಇನ್ಸ್ಟಾಗ್ರಾಮ್ ಲಾಗಿನ್ ಎಕ್ಸ್ಪೈರ್ಡ್ ಆಗಿದೆ ಅಂತ ಒಂದು ಲಿಂಕ್ ಬಂದಿದೆ.
4: ಹೌದಾ, ಇದು ಫಿಶಿಂಗ್ ಅಟ್ಯಾಕ್, ಫೇಕ್ ಲಾಗಿನ್ ಪೇಜ್, ಪಾಸ್ವರ್ಡ್ ಸ್ಟೀಲ್ ಮಾಡ್ತಾರೆ.
1: URL

0: ತಪ್ಪಾಗಿ ಕಾಣಬಹುದು. ಉದಾಹರಣೆಗೆ instagram.com ಅಫಿಷಿಯಲ್ ಸೈಟ್ ಆಗಿ ಕಾಣಬಹುದು, ಆದರೆ ಫೇಕ್ ಆಗಿರುತ್ತದೆ. ಹಾಗೆ ಈಗ ಅಕೌಂಟ್ ಹ್ಯಾಕಿಂಗ್ ಬಗ್ಗೆ ತಿಳಿದುಕೊಳ್ಳೋಣ.
1: ಓ, ನನ್ನ ಅಕೌಂಟ್ ಹ್ಯಾಕ್ ಆಗಿದೆ, ನನ್ನ ಹೆಸರಿನಲ್ಲಿ ಮೆಸೇಜ್ ಹೋಗ್ತಿದೆ.
2: ಹೌದಾ, ನೀನು 2FA ಎನೇಬಲ್ ಮಾಡಿದೀಯಾ?
1: ಇಲ್ವಲ್ಲ.
0: 2FA ಇಲ್ಲದಿದ್ದರೆ ಅಕೌಂಟ್ ಹ್ಯಾಕ್ ಆಗುವುದು ಸುಲಭ. ಜಾಗೃತರಾಗಿರಿ, ಸುರಕ್ಷಿತರಾಗಿರಿ. ನಾವೀಗ ಸಾಮಾಜಿಕ ಜಾಲತಾಣದ ಸುರಕ್ಷತಾ ಕ್ರಮಗಳ ಬಗ್ಗೆ ತಿಳಿದುಕೊಳ್ಳೋಣ. ಮೊದಲನೆಯದಾಗಿ, ಸ್ಟ್ರಾಂಗ್ ಪಾಸ್ವರ್ಡ್ ಸ್ಟ್ರಾಟಜಿ. ಕನಿಷ್ಠ 12 ಅಕ್ಷರಗಳನ್ನು ಹೊಂದಿರಬೇಕು, ಅಂದರೆ ಅಪ್ಪರ್ ಕೇಸ್, ಲೋವರ್ ಕೇಸ್, ನಂಬರ್ಸ್, ಸಿಂಬಲ್ಸ್ ಇರಿಸಿ ಪಾಸ್ವರ್ಡ್ ಇಡುವುದು ಉತ್ತಮ. ಎಕ್ಸಾಂಪಲ್, ಕರ್ನಾಟಕ @2026 #safe.
1: ಟೂ ಫ್ಯಾಕ್ಟರ್ ಅಥೆಂಟಿಕೇಶನ್, 2FA ಪಾಸ್ವರ್ಡ್ ಜೊತೆಗೆ OTP ಅಥೆಂಟಿಕೇಟರ್ ಆ್ಯಪ್ ಹ್ಯಾಕ್ ಆಗೋ ಸಾಧ್ಯತೆ ಕಡಿಮೆಯಾಗುತ್ತದೆ. ಮೂರನೆಯದಾಗಿ, ಪ್ರೈವಸಿ ಸೆಟ್ಟಿಂಗ್ ಕಸ್ಟಮೈಸೇಷನ್. ಹೂ ಕ್ಯಾನ್ ಸೀ ಯುವರ್ ಪೋಸ್ಟ್ ಫ್ರೆಂಡ್ಸ್ ಓನ್ಲಿ, ಹೂ ಕ್ಯಾನ್ ಕಾಂಟ್ಯಾಕ್ಟ್ ಯು ಲಿಮಿಟ್, ಓವರ್ ಶೇರಿಂಗ್ ತಪ್ಪಿಸಲು ನಿಜವಾದ ವಿಳಾಸವನ್ನು ಹೇಳಬಾರದು, ನಮ್ಮ ಫೋನ್ ನಂಬರನ್ನು ಕೊಡಬಾರದು, ಬ್ಯಾಂಕ್ ಡೀಟೇಲ್ಸನ್ನು ನೀಡಬಾರದು ಹಾಗೂ ಟ್ರಾವೆಲ್ ಪ್ಲಾನನ್ನು ತಿಳಿಸಬಾರದು.
0: ಹಾಗಾದರೆ ಫೇಕ್ ಪ್ರೊಫೈಲ್ಸ್ ಗುರುತಿಸುವುದು ಹೇಗೆ? ಪ್ರೊಫೈಲ್ ಫೋಟೋ ಕಾಪಿಡ್ ಆಗಿರಬಹುದು, ಫಾಲೋವರ್ಸ್ ಕಡಿಮೆ ಆಗಿರಬಹುದು, ಹಾಗೆ ಹೊಸ ಅಕೌಂಟ್ ಎಂದು ಕಾಣಿಸಬಹುದು. ಈ ರೀತಿಯಲ್ಲಿ ಕಂಡುಬಂದರೆ ಇದನ್ನು ಫೇಕ್ ಅಕೌಂಟ್ ಎಂದು ತಿಳಿಯಬಹುದು.
1: ಅನುಮಾನಾಸ್ಪದ ಲಿಂಕ್ಗಳಿಂದ ತಪ್ಪಿಸಿಕೊಳ್ಳುವುದು ಹೇಗೆ ಎಂದರೆ, ಶಾರ್ಟ್ ಲಿಂಕ್ ಜಾಗ್ರತೆ ವಹಿಸುವುದು, ಕ್ಲಿಕ್ ಮಾಡುವ ಮೊದಲೇ ಪರಿಶೀಲನೆ ನಡೆಸುವುದು ಉತ್ತಮ.
0: ಡಿವೈಸ್ ಸೆಕ್ಯೂರಿಟಿಯನ್ನು ಹೇಗೆ ಕಾಪಾಡಿಕೊಳ್ಳಬಹುದೆಂದರೆ, ಸ್ಕ್ರೀನ್ ಲಾಕ್ ಮತ್ತು ಆ್ಯಪ್ ಲಾಕ್ ಇಡುವುದರ ಮುಖಾಂತರ ಹಾಗೂ ಸಾಮಾಜಿಕ ಜಾಲತಾಣವನ್ನು ಬಳಸಿದ ನಂತರ ಲಾಗ್ಔಟ್ ಮಾಡುವುದರ ಮುಖಾಂತರ.
1: ರೆಗ್ಯುಲರ್ ಚೆಕ್ ಹೇಗೆ ಮಾಡುವುದು, ಲಾಗಿನ್ ಆಕ್ಟಿವಿಟಿ ಚೆಕ್ ಮಾಡುವುದು, ಅನ್ನೋನ್ ಡಿವೈಸ್ ಲಾಗ್ಔಟ್ ಮಾಡುವುದು, ರಿಕವರಿ ಅವೇರ್ನೆಸ್ ಬಗ್ಗೆ ತಿಳಿದುಕೊಳ್ಳುವುದು, ಅಕೌಂಟ್ ಹ್ಯಾಕ್ ಆದಲ್ಲಿ ಏನು ಮಾಡಬೇಕು, ಪಾಸ್ವರ್ಡ್ ಚೇಂಜ್ ಮಾಡುವುದು, ಇಮೇಲ್ ವೆರಿಫೈ ಮಾಡುವುದು, ಸೈಬರ್ ಕ್ರೈಮ್ಗೆ ರಿಪೋರ್ಟ್ ನೀಡುವುದು. ಹೆಚ್ಚಿನ ಮಾಹಿತಿಗಾಗಿ 1930 ಕರೆ ಮಾಡಿ cybercrime.gov.in ನಲ್ಲಿ ದೂರು ನೀಡುವುದು. ಸಾಮಾಜಿಕ ಜಾಲತಾಣಗಳು ನಮ್ಮ ಜೀವನವನ್ನ ಸುಲಭ ಮಾಡುತ್ತದೆ, ಆದರೆ ಸುರಕ್ಷತೆ ನಮ್ಮ ಕೈಲಿದೆ. ಜಾಗೃತರಾಗಿರಿ,
0: ಜವಾಬ್ದಾರಿಯಿಂದ ಬಳಸಿ
1: ನಿಮ್ಮ ಮಾಹಿತಿಯನ್ನು ಕಾಪಾಡಿಕೊಳ್ಳಿ.
0: ಸುರಕ್ಷಿತ ಬಳಕೆ ಸುಖಕರ ಬದುಕು ಅಂತ ಹೇಳುತ್ತಾ ಇವತ್ತಿನ ಕಾರ್ಯಕ್ರಮವನ್ನು ಮುಗಿಸುತ್ತಿದ್ದೇವೆ. ಈ ಕಾರ್ಯಕ್ರಮವು ಭಾರತ ಸರ್ಕಾರ ಎಲೆಕ್ಟ್ರಾನಿಕ್ ಮತ್ತು ಮಾಹಿತಿ ತಂತ್ರಜ್ಞಾನ ಸಚಿವಾಲಯದ ಮಾಹಿತಿ ಭದ್ರತಾ ಶಿಕ್ಷಣದ ಕಾರ್ಯಕ್ರಮದಡಿಯಲ್ಲಿ ಪ್ರಸಾರವಾಗುತ್ತಿರುವ ಈ ಕಾರ್ಯಕ್ರಮವನ್ನು ಇಲ್ಲಿಗೆ ಮುಗಿಸುತ್ತಿದ್ದೇವೆ. ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ವಿಷಯದ ಬಗ್ಗೆ ತಿಳಿದುಕೊಳ್ಳೋಣ. ಅಲ್ಲಿವರೆಗೂ ಕೇಳ್ತಾ ಇರಿ ಜನಧ್ವನಿ ಸಮುದಾಯ ರೇಡಿಯೋ ಕೇಂದ್ರ 90.8 ಕಂಪನಾಂಕದಲ್ಲಿ ಸರಗೂರಿನಿಂದ ಪ್ರಸಾರವಾಗುತ್ತಿದೆ. ಧನ್ಯವಾದಗಳು.

ಸಾರ್ವಜನಿಕರಿಗೊಂದು ಪ್ರಕಟಣೆ. ನಾಳೆ ಮಧ್ಯಾಹ್ನ 2:30 to 3:30 ಸಮಗ್ರ ಬುಡಕಟ್ಟು ಅಭಿವೃದ್ಧಿ ಯೋಜನೆಗಳು ಮತ್ತು ಗಿರಿಜನರ ಮೂಲಭೂತ ಸಮಸ್ಯೆಗಳ ಕುರಿತು ಹೆಚ್ಡಿಕೋಟೆ ಮತ್ತು ಸರಗೂರು ತಾಲೂಕಿನ ಪರಿಶಿಷ್ಟ ವರ್ಗಗಳ ಕಲ್ಯಾಣ ಅಧಿಕಾರಿಗಳಾದ ಶ್ವೇತಾ ಮಹೇಶ್ ಅವರ ಜೊತೆಗಿನ ನೇರ ಸಂದರ್ಶನ ಫೋನ್ ಕಾರ್ಯಕ್ರಮವನ್ನು ಆಯೋಜಿಸಲಾಗಿದೆ. ಆದ್ದರಿಂದ ಸಾರ್ವಜನಿಕರು ಸಮಗ್ರ ಬುಡಕಟ್ಟು ಆರ್ಥಿಕ ಅಭಿವೃದ್ಧಿಗೆ ಇರುವ ಯೋಜನೆಗಳು, ಪಿಟಿಜಿ ಆಹಾರ ಸಾಮಗ್ರಿಗಳ ವಿತರಣೆ, ಮನೆಗಳ ನಿರ್ಮಾಣ ಮತ್ತು ದುರಸ್ತಿ ಕಾರ್ಯಗಳು ಹಾಗೂ ಬುಡಕಟ್ಟು ಸಮುದಾಯಗಳ ಇನ್ನಿತರ ಸಮಸ್ಯೆಗಳು ಮತ್ತು ಪರಿಹಾರಗಳ ಕುರಿತು ಅಧಿಕಾರಿಗಳ ಜೊತೆ ನೀವು ನೇರವಾಗಿ ಮಾತನಾಡಬಹುದು. ಅದಕ್ಕಾಗಿ ನೀವು ಕರೆ ಮಾಡಬೇಕಾದ ನಮ್ಮ ನಿಲಯದ ದೂರವಾಣಿ ಸಂಖ್ಯೆ 9900055319. ಮತ್ತೊಮ್ಮೆ ದೂರವಾಣಿ ಸಂಖ್ಯೆ 9900055319.

0: ನಮ್ಮ ನಿಲಯದಿಂದ ಇನ್ನು ಮುಂದೆ ಮಂಟಿಸ್ವಾಮಿ ಕುರಿತ ಹರಿಕಥೆ ಕಾರ್ಯಕ್ರಮ ಪ್ರಸಾರವಾಗಲಿದೆ.
1: ಗಜಮುಖನೆ ಗರ್ಭ ಶ್ರೀ ಗಣನಾಥ ಗಜಮುಖನೆ ಗರ್ಭ ಶ್ರೀ ಗಣನಾಥ ಇಲಿಯ ವಾಹನವನೇರಿ ತ್ರಿಲೋಕ ಸಂಚರಿಪ ಶ್ರೀ ಗೌರಿವರ ಪುತ್ರ ಶಿವನ ಕುಮಾರ ವಿದ್ಯಾದಾಯಕ ಕೊಡು ಎನಗೆ ಮತಿಯ ನಿನ ಪಾದ ಚರಣಗಳಿಗೆ

ಜಾತಿ ಕಂಡಾಯದ ಮೂರ್ತಿ ಅಖಂಡ ಮಹಿಮ ಸ್ವರೂಪ. ಉತ್ತರ ದೇಶದಿಂದ ಸ್ವಾಮಿ ಬರುವಾಗ ಕಲ್ಯಾಣ ಪಟ್ಟಣದಲ್ಲಿರ್ತಕ್ಕಂತ ರಾಜಪ್ಪಾಜವರು ಮತ್ತು ಮಡುವಾಳ ಮಾಚಪ್ಪನವರು ಅವರಿಬ್ಬರನ್ನು ಶಿಷ್ಯನರಾಗಿ ಕರ್ಕೊಂಡು ಶಕ್ರಿಯ ಪಟ್ಟಣದ ಗುರಿಯರಿ ಬಸಪ್ಪಾಜ ಒಡೆಯರ ಮಕ್ಕಳಾಗಿರ್ತಕ್ಕಂತ ಅವಳಿ ಜವಳಿ ಮಕ್ಕಳನ್ನ ಅವರಿಬ್ಬರು ಮಕ್ಕಳನ್ನು ಸಹ ದಾನವಾಗಿ ಪಡ್ಕೊಂಡು ವಿಜಯನಗರದ ಗಾಡಿಗರ ಮಗಳಾಗಿರುವಂತ 7 ವರ್ಷದ ಹುಡುಗಿ ಚಿನ್ನಮ್ಮನ ಸ್ವಾಮಿ ದಾನವಾಗಿ ಕರ್ಕೊಂಡು ಕಾಗಿನೆಲೆ ಮಹಾರಾಜರ ಮಗಳಾಗಿರ್ತಕ್ಕಂತ ಲೋಕಕ್ಕೆ ದೊಡ್ಡವಳಾಗಿರ್ತಕ್ಕಂತ ಜಗನ್ಮಾತೆ ದೊಡ್ಡಮ್ಮ ತಾಯಿಯವರನ್ನು ಸಹ ದತ್ತುವಾಗಿ ದಾನವಾಗಿ ಕರ್ಕೊಂಡು 6 ಜನ ಶಿಶು ಮಕ್ಕಳನ್ನು ಕರ್ಕೊಂಡು ಬಂದು ಎಲೆ ಕುಂದೂರು ಬೆಟ್ಟದ ಕಲ್ಗವೆ ಒಳಗೆ ತಂದಿರಿಸಿರವರಂತೆ.

ಆ ಕಲ್ಲುಗಳಿಗೆ ತಂದಿರಿಸಿರ್ತಕ್ಕಂತ ಮಕ್ಕಳನ್ನ ಪ್ರೇಮದಲ್ಲಿ ಬರಮಾಡಿದ್ರಂತೆ. ಮಕ್ಕಳೇ, ನಿಮ್ಮನ್ನ ನಾನು ಶಿಷ್ಯಂದರಾಗಿ ಕರ್ಕೊಂಡು ಬಂದದ್ದಾಯ್ತು. ಉತ್ತರ ದೇಶದಿಂದ ನಿಮಗೆ ಸ್ಥಳವಿಲ್ಲ, ಜಾಗವಿಲ್ಲ ಅಂತ ಹೇಳ್ತಿದ್ದೆ. ನಿಮ್ಮೆಲ್ರಿಗೂ ಮಠಮನೆ ಮಾಡಿದ್ದೀನಿ ಕಂದ, ಬಂದ್ರಪ್ಪ ಅಂತ ಹೇಳಿ ಸ್ವಾಮಿ ಕೂಗಿದರಂತೆ. ಕುಂದೂರು ಬೆಟ್ಟದ ಕಲ್ಲುಗೋಯಿಗಳಿಗಿರ್ತಕ್ಕಂತ ಹಾರ್ಜುನ ಶಿಶು ಮಕ್ಕಳನ್ನ ಗುರುಗಳು ಕೂಗುವಂತ ಕೂಗನ್ನ ಲಾಲಾಯಿಸಿ ಕೇಳಿರುವಂತ ಆರು ಜನ ಶಿಶು ಮಕ್ಕಳೆಲ್ಲರೂ ಗುರುಗಳು ನಮ್ಮನ್ನು ಬರಮಾಡ್ತಾ ಇದ್ದಾರೆ, ಹೋಗಬೇಕಂತೇಳಿ

0: ಅನುಭವವಾಗಲೀಗ.
1: ಹೌದು, ಪರಂಜೋತಿಯವರ ಪಾದ ಚರಣಗಳಿಗೆ ಕರವೆತ್ತಿ ಕೈ ಮುಗಿದರಂತೆ ಶಿರವಾಗಿ ಶರಣ ಮಾಡದ್ರಂತೆ.
0: ಆವಾಗ ಬೊಪ್ಪೇಗೌಡರು ಪುರದ ಕುರುಬೇಗೌಡರ ಹಟ್ಟಿ ಒಳಗೆ ಮಲಗಿರುವಂತಹ ದರಗದೊಡ್ಡವರು ಪರಂಜೋತಿ ಅವರು, ದೊಡ್ಡಮ್ಮ ತಾಯಿ ನಿಮಗೋಸ್ಕರವಾಗಿ ನಾವು ಮಡವಾಳ ಮಾಚಪ್ಪನ ಮನೆಯನ್ನು ಮೆತ್ತಮಾಳಿಗೆ ಮಾಡಿಕೊಟ್ಟಿದ್ದೀವಿ. ನೀವು ಅಲ್ಲೋಗಿ ನೀವು ಹಿರಿ ಅಂತ ಹೇಳಿ ಆ ದೊಡ್ಡಮ್ಮ ತಾಯಿ ಅವ್ರಿಗೆ ಹೇಳಿದಾಗ ಮಡವಾಳ ಮಾಚದೇವರ ಮನೆಯೊಳಗೆ ಕುಳಿತಿರೋಳಂತೆ ಜಗನ್ಮಾತೆ ದೊಡ್ಡಮ್ಮ ತಾಯಿ. ಅನೇಕ ದಿನಗಳ ತನಕ ಒಪ್ಪಿಕೊಂಡ ಪುರ ಬೊಪ್ಪೇಗೌಡರ ಪುರವಾಯಿತು ಅಂತ ಹೇಳಿ ಸ್ವಾಮಿ ಸಂತೋಷ ಪಟ್ಟುಕೊಂಡು ಇರುವಾಗ ಒಂದಲ್ಲ ಒಂದು ದಿನ ಕುರುಬೇಗೌಡರ ಮನೆಯಲ್ಲಿ ಕುಳಿತಿರುವಂತಹ ಧರ್ಮಗುರು ಕಂಡಾಯದ ಮೂರ್ತಿ ವೆಂಕಟೇಶ್ ಸ್ವಾಮಿಯವರು

ಅವರು ಓಡೋಡಿ ಬಂದವ್ರೆ ಬಂದು ಅಣ್ಣಯ್ಯ ನಮ್ಮನ್ನ ಯಾತಕ್ಕೋಸ್ಕರವಾಗಿ ತಾವು ಬರಮಾಡಿದ್ರಿ ಅಣ್ಣಯ್ಯ ದೊಡ್ಡಮ್ಮ ಕುರುಬೇಗೌಡರ ಏನೋ ಕುಳಿತುಕೊಳ್ಳಕ್ಕೆ ಸ್ಥಳವಾಯ್ತು ನಿಲ್ಲುವುದಕ್ಕೆ ಜಾಗವಾಯ್ತು ಆದ್ರೆ ನೋಡವ್ವ ಈ ಒಪ್ಪಿಕೊಂಡ ಪುರದಲ್ಲಿ ತಾಯಿ ದೊಡ್ಡಮ್ಮ

0: ದೊಡ್ಡಮ್ಮ. ಸೋಮವಾರ ದಿನ ಶುಕ್ರವಾರ ದಿನ ಪೂಜೆ ಮಾಡತಕ್ಕಂತ ಶಿಶು ಮಕ್ಕಳು ಈ ಕುರುಬೇಗೌಡರ ಮಠ ಮನೆ ಒಳಗಿಲ್ಲ. ಪಾದಕ್ಕೆ ತಕ್ಕಂತ ದುತ್ತು ಮಗನ ಪಡೆಯಬೇಕು ಅಂದ್ರಂತೆ ಧರ್ಮಗುರು ಪರಂಜ್ಯೋತಿ ಹಣ್ಣೆವರನ್ನ ಆಡ್ತಕ್ಕಂತ ಮಾತನ್ನು ಕೇಳಿ, ಹಣ್ಣಯ್ಯ ನಾಲ್ಕು ಮೂಲೆ ಹೆಂಟು ದಿಕ್ಕಿನ ರಾಜ್ಯವನ್ನ 48 ಜನ ರಾಜಾದಿರಾಜರು ಚಕ್ರವರ್ತಿಗಳು ಈ ಭೂಮಿಯನ್ನ ಆಳ್ತಾ ಇದ್ದಾರೆ.
1: ನಿಜ
0: ರಾಜ ಬೊಪ್ಪೇಗೌಡನ ಪುರದ ಆಶ್ರಮಕ್ಕೆ ಶಿಶು ಮಗನ ಪಡೆಯಬೇಕು ಅಂತ ಹೇಳ್ತೀರಲ್ಲ ಅಣ್ಣಯ್ಯ,
1: ಹೌದು

0: ಅಣ್ಣಯ್ಯ
1: ದೊಡ್ಡಮ್ಮ,
0: ಯಾವ ರಾಜನ ಮಗನ, ಯಾವ ಜಾತಿಯ ಮಗನ ನೀವು ಕರ್ಕೊಂಡು ಬಂದು ಈ ಬೊಪ್ಪೆಗೌಂಡಪುರಕ್ಕೆ ನೀವು ಶಿಷ್ಯನ ಮಾಡ್ಕೋತೀರಾ ಅಂದ್ರಂತೆ ದೊಡ್ಡಮ್ಮ ತಾಯಿಯವರು. ದೊಡ್ಡಮ್ಮ, ಯಾವ ರಾಜನ ಮಗನು ಈ ಬೊಪ್ಪೆಗೌಂಡಪುರಕ್ಕೆ ಶಿಶು ಮಗನ ಆಗ್ಬೇಕಾದ್ರೆ ಅಷ್ಟು ಸುಲಭವಲ್ಲ.
2: ಹೌದು,
0: ಚಿಕ್ಕರಾಯನ ಪಟ್ಟಣ, ಮರಪುರಿ ಪಟ್ಟಣ, ಮಾರೇಹಳ್ಳಿ ಗ್ರಾಮದಲ್ಲಿ ಹುಟ್ಟವನೇ ನನ್ನ ಕಂದ ಲಕ್ಷ್ಮಿ ಪುತ್ರ ಧೀರುಮರಿ ಕೆಂಪಚಾರಿ. ಆ ಕೆಂಪಚಾರಿ ಮಗನ ನಾವು ಹೋಗಿ ಕರ್ಕೊಂಡು ಬರಬೇಕು, ಹಚ್ಚಾರನ ಮಗನ ಕರ್ಕೊಂಡು ಬಂದು ಶಿಷ್ಯನ ಮಾಡ್ಕೋಬೇಕು ಅಂದ್ರಂತೆ. ಹಚ್ಚಾರನ ಮಗನ್ನ ಶಿಷ್ಯನಾಗಿ ನಾವು ಮಾಡ್ಕೊಳ್ಬೇಕು ಅಂತ ಹೇಳಿ ಧರ್ಮಗುರು ಕಂಡಾಗಿ ಮೂರ್ತಿಯವರು ಹೇಳಿದಾಗ, ಅಣ್ಣಯ್ಯ ಎತ್ತಂತ ತಾಯಿನ ಹೋಗಿ ಮಕ್ಕಳು ಕೇಳಿದ್ರೆ ಯಾರಾದ್ರೂ ಮಕ್ಕಳು ಕೊಡ್ತಾರ?
2: ಇಲ್ಲ.
0: ಬಿತ್ತದವರ ಹೋಗಿ ಬೆಳೆ ಬಿಡಿ ಅಂದ್ರೆ ಯಾರಾದ್ರೂ ಬೆಳೆ ಬಿಡ್ತಾರ?
2: ಯಾರು ಬಿಡಲ್ಲ.
0: ಎತ್ತಂತ ತಾಯಿ ಯಾರು ಮಕ್ಕಳು ಕೊಡಲ್ಲ, ಬಿತ್ತಿದವರು ಯಾರು ಬೆಳೆ ಬಿಡಲ್ಲ.
2: ನಿಜ.
0: ಕಟ್ಟಿರುವಂತ ಪುಣ್ಯವಂತರು ಯಾರಾದ್ರೂ ಮನೆ ಕೊಡು ಅಂದ್ರೆ ಯಾರು ಮನೆಯೂ ಕೊಡಲ್ಲ.
2: ಸತ್ಯ.
0: ನೀವು ಹೋಗಿ ಆಚಾರಿ ಹೊಟ್ಟೆ ಒಳಗೆ ಹುಟ್ಟಿರ್ತಕ್ಕಂತ ಮುದ್ದಾಜಿ ಹೊಟ್ಟೆ ಒಳಗೆ ಹುಟ್ಟಿರ್ತಕ್ಕಂಥ ಕೆಂಪಚಾರಿ ಮಗನ ದಾನವಾಗಿ ಪಡ್ಕೊಳ್ ಬರಬೇಕು ಅಂತ ಹೇಳ್ತಿರಲ್ಲ ಅಣ್ಣಯ್ಯ, ನಿಜವಾಗ್ಲೂ ಆ ತಾಯಿ ಮಗನ್ನ ಕೊಡ್ತಾಳೆ ಅಣ್ಣಯ್ಯ
2: ಇಲ್ಲ
0: ಎಂಬುದಾಗಿ ದೊಡ್ಡಮ್ಮ ತಾಯಿಯವರು ದರ ದೊಡ್ಡವ್ರಿಗೆ ಹೇಳಿದಾಗ, ದೊಡ್ಡಮ್ಮ ಯಾರ ಮಗನ್ನ ಯಾರು ಕೊಡಕ್ಕಿಲ್ಲ ಅಂತೇಳಿ. ಹಾ ಮುದ್ದೋಜಿ,
2: ಹೌದು,
0: ಅವನು ಹಿಂದೆ ಕಲ್ಯಾಣ ಪಟ್ಟಣದ ಕಡೆಯ ಬಾಗಿಲಲ್ಲಿ ಚಿತ್ರ ಕೆಲಸ ಮಾಡ್ತಿರ್ತಕ್ಕಂತ ಹಾದಿ ಬ್ರಹ್ಮಯ್ಯನಾಗಿದ್ದ.
2: ಹೌದು.
0: ನಾವು ಕಲ್ಯಾಣ ಪಟ್ಟಣದ ಬಸವಣ್ಣವ್ರ ಸತ್ಯ ನೋಡಬೇಕು ಎಂಬುದಾಗಿ ನಾವು ಹಿಂದೆ ಕಲ್ಯಾಣ ಪಟ್ಟಣಕ್ಕೆ ಹೋಗಿದ್ದಾಗ, ಆದಿ ಬ್ರಹ್ಮಯ್ಯ ಬುದ್ಧಿ ನನಗೊಂದು ಮುಕ್ತಿಯನ್ನ ದಯಪಾಲಿಸ್ಕೊಟ್ಬಿಟ್ಟು ಹೋಗಿ ಅಂತೇಳಿ ನನ್ನ ಪಾದ ಇಡ್ಕೊಂಡ.
2: ಶಿವಶಿವ.
0: ನೋಡೋ ಹಾದಿ ಬ್ರಹ್ಮಯ್ಯ, ನಿನ್ ಮುಕ್ತಿ ದೊರಕಬೇಕಾದ್ರೆ ನಾವು ಎಷ್ಟು ಕಷ್ಟಪಟ್ಟಿದೀವೋ ಆ ಕಷ್ಟ ನಾಳೆ ಮುಂದೆ ಪಡ್ತೀನಿ ಅಂದ್ರೆ ಮಾತ್ರ ನಿನ್ ಮುಂದೆ ನಿನಗೆ ಮುಕ್ತಿ ದೊರಕುತ್ತೆ ಕಾಣು ಅಂತ ನಾ ಹೇಳಿದೆ.
2: ಶಿವಶಿವ.
0: ಬುದ್ಧಿ ಆ ಕಷ್ಟನ ಎಲ್ಲಿ ಪಡಬೇಕು ಹೇಳಿ ಬುದ್ಧಿ. ಕಷ್ಟ ಪಡ್ತೀನಿ, ಕಷ್ಟಪಟ್ಟಷ್ಟು ಮುಂದೆ ಸುಖ ಉಂಟು.
2: ಹೌದು.
0: ಹೌದೇನಪ್ಪ ಹಾದಿ ಬ್ರಹ್ಮಯ್ಯ. ಹಾಗಾದ್ಮೇಲೆ ನೋಡೋ ನಿಡಗಟ್ಟದಲ್ಲಿರುವಂತ ಹಣ್ಣೋಜಿ ಮಗ ಬಾಚಿ ಬಸವಚಾರಿ ಹಿಡಿತಿ ಮುದ್ದೋಜಿ ಹೊಟ್ಟೆ ಒಳಗೆ ಆರು ಜನ ಗಂಡು ಮಕ್ಕಳು ಹುಟ್ಟಿ.
2: ಹೌದು.
0: ಪಾಪ ತುಂಬಾ ಬಡತನದಲ್ಲಿ ನೋಯ್ತಾ ಇದ್ದಾರೆ.
2: ನಿಜ.
0: ಅವಳು ಕುಂತಾಗ ನಿಂತಾಗಲೂ ಶಿವ ಅಂತ ಶಿವನ ಜ್ಞಾನ ಮಾಡ್ತಾ ಇದ್ದಾಳೆ.
2: ಹೌದಪ್ಪ.
0: ಅವಳ ಮುತ್ತೈದೆ ಕಣ್ಣೀರು ನನ್ನ ಪಾದಕ್ಕೆ ಪ್ರಿಯವಾಯಿತು ಕಂದ.
2: ಶಿವಶಿವ.
0: ನೀನು ಅವಳ ಹೊಟ್ಟೆ ಒಳಗೋಗಿ ಏಳನೇ ಮಗನಾಗಿ ನೀನು ಜನಿಸು. ನೀವು ಹುಟ್ಟಿದ ಮೇಲೆ ನಿಡಗಟ್ಟವನ್ನು ಬಿಟ್ಟುಬಿಟ್ಟು ನಿನ್ನ ಪಡೆದಂತ ತಂದೆ ತಾಯಿಗಳು ಕೆಟ್ಟು ಪಟ್ಟಣ ಸೇರ್ಕೊಳ್ಬೇಕು ಅಂತ ಹೇಳಿ ನಿಡಗಟ್ಟ ಬಿಟ್ಟು ಮಾರಾಪುರಿ ಪಟ್ಟಣ ಮಾರಳ್ಳಿ ಬಂದು ಸೇರೋಕ್ಲಾ ಸೇರ್ಕೊಳ್ತಾರೆ.
2: ಹೌದು.
0: ಅವರು ಮಾರಳ್ಳಿ ಬಂದು ಸೇರ್ಕೊಂಡ ಮೇಲೆ ನೀ ತುಂಬ ಶುಕ್ರವಾರ ದಿನ ಸುಪುತ್ರ ಯಾವಾಗ ನಿನ್ನ ತಾಯಿ ಹೊಟ್ಟೆಯಿಂದ ಹುಟ್ಟುಬಿಟ್ಟಿಯೋ ಆವಾಗ ನಿನ್ನ ತಾಯಿ ಆದಂತ ನಿನ್ನ ಪಡೆದಂತ ಮುದ್ದೋಜಿಗೆ ಮಣ್ಣಿನ ಹರಿವಿ ಒಂದಾಯ್ತದೆ, ಬಿದಿರು ಮರ ಬಂಗಾರವಾಯ್ತದೆ. ಆವಾಗ ಮಾರಾಪುರಿಯ ಪಟ್ಟಣ ಮಾರಳ್ಳಿ ಗ್ರಾಮದಲ್ಲಿ ಚಿನ್ನ ಬೆರಳಿ ಮುತ್ತು ರತ್ನದಲ್ಲಿ ಐಶ್ವರ್ಯವಂತನ ಮಗನಾಗಿ ನೀ ಬಾಳಾಟ ಬಾಳ್ತಾ ಇರ್ತೀಯ.
2: ಹೌದಪ್ಪ.
0: ನೋಡಪ್ಪ ಆದಿ ಬ್ರಹ್ಮಯ್ಯ, ನಾವು ನೆಲೆಗೊಂಡುವಂತ ಸ್ಥಳ ಹೌದು ಗೊತ್ತೇನೋ? ಉತ್ತರ ದೇಶದಿಂದ ದಕ್ಷಿಣ ಮುಖವಾಗಿ ದಯಮಾಡಿ ಹಾಲ್ಮತ್ತದವನಟ್ಟಿ ಕುರುಬೇಗೌಡರ ಮನೆ ಅಂತಕ್ಕಂಥ ಮನೆಯನ್ನು ನಾವು ದತ್ತುವಾಗಿ ದಾನವಾಗಿ ಪಡ್ಕೊಳ್ತೀವಿ.
2: ಹೌದು.
0: ಅಲ್ಲಿ ಬಂದು ಆ ಬೊಪ್ಪೇಗೌಡಪುರದ ಆಶ್ರಮದಲ್ಲಿ ನಾವು ನಿಲ್ಲಿಸಿಕೊಂಡ ಮೇಲೆ ನೀವು ಹುಟ್ಟದಂತ ಏಳನೇ ವರ್ಷಕ್ಕೆ ನಾನು ನಿನ್ನ ಮಾರಾಪುರಿ ಪಟ್ಟಣ ಮಾರಳ್ಳಿ ಗ್ರಾಮದ ಕುಲುಮ ಕಚೇರಿಗೆ ಬಂದು,
2: ಹೌದು,
0: ನೀನು ಐಶ್ವರ್ಯವಂತನಾಗಿ ನೀ ಬಾಳಾಟ ಬಾಳ್ತಾ ಇರ್ತೀಯ, ನೀ ಕೆಂಪಚಾರಿ ಅಂತಕ್ಕಂಥ ಮಗನ್ನ ನಾವು ತಗೊಂಡೋಗಿ ಒಪ್ಪಿಕೊಂಡ ಪುರದಲ್ಲಿ ನಾನು ನಿನ್ನ ತಂದೆ ತಾಯಿಗಳು ಕರೆದಿರುವಂತ ಕೆಂಪಚಾರಿ ಎನ್ನ ಹೆಸರನ್ನ ನನ್ನ ಬೊಪ್ಪೇಗೌಂಡಪುರದಲ್ಲಿ ಹಳಸಿಸ್ಬಿಟ್ಟು ಹದಿನಿಗೆ ಬದಲು ಹೆಸರು ಸಿದ್ದಪ್ಪಾಜಿ ಅಂತ ನಾಮಕರಣ ಮಾಡ್ತೀನಿ. ಉತ್ತರ ದೇಶದಲ್ಲಿ ನನಗೆ ಕೊಟ್ಟವರೆಲ್ಲ ಉತ್ತರ ಸಿದ್ದವನ್ನ ಅಕ್ಷರವ ಸುದ್ದ

0: ಮಾಡಿ
1: ಹೌದು
0: ಅದೇ ಸಿದ್ಧಾಂತ ಸರ್ವ ಶುದ್ಧ ಮಾಡಿ ನಿನ್ನ ಸಿದ್ಧಪ್ಪಾಜಿ ಮಾಡಿ ಜಗತ್ತಕ್ಕೆ ನಿನ್ನ ದೇವ್ರು ಮಾಡ್ತೀನಿ ಅಂತ ಹೇಳಿ ನಾನು ಹಿಂದೆ ಕಲ್ಯಾಣ ಪಟ್ಟಣದಲ್ಲೇ ಹಾದಿ ಬ್ರಹ್ಮನಿಗೆ ನಾನು ವಾಗ್ದಾನ ಕೊಟ್ಟು ಬಂದಿದ್ದೆ ತಾಯಿ. ಅದೇ ಪ್ರಕಾರವಾಗಿ ಇವಾಗ ಆ ಆಚಾರ್ಯ ಮಗನ ಚಂಪಚಾರಿ ಮುದ್ದೋಜಿ ಹೊಟ್ಟೆ ಒಳಗೆ ಹುಟ್ಟಿ ಅವನು ಬಹಳ ಐಶ್ವರ್ಯವಂತ ಮಗನಾಗ ಬಹಳ ಬಾಳ್ತಾ ಇದ್ದಾನೆ. ಹಿಂದೆ ಕಲ್ಯಾಣ ಪಟ್ಟಣದಲ್ಲಿ ಹೇಳಿ ಬಂದಿರತಕ್ಕಂಥ ಮಾತ ಅವನು ಇನ್ನೂ ಜ್ಞಾಪಕದಲ್ಲಿದ್ದನು.
2: ಆಕಾಶವಾಣಿ ವಾರ್ತೆಗಳು, ಓದುತ್ತಿರುವವರು ಕೆ ನಾರಾಯಣ ಕುಮಾರ್ ರಾಯಬಾಗಿ. ಮುಖ್ಯಾಂಶಗಳು: ವ್ಯಾಪಾರ ಹೂಡಿಕೆ ಮತ್ತು ಆರ್ಥಿಕ ಸಹಕಾರದ ಬಲವರ್ಧನೆಗೆ ಭಾರತ ಬೆಲ್ಜಿಯಂ ಬದ್ಧತೆ, 5 ವರ್ಷಗಳಲ್ಲಿ ದ್ವಿಪಕ್ಷೀಯ ವ್ಯಾಪಾರ ದ್ವಿಗುಣಗೊಳಿಸುವ ಗುರಿ. ರಕ್ಷಣಾ ರಾಜತಾಂತ್ರಿಕತೆಗೆ ಸಂಬಂಧಿಸಿದ ರಕ್ಷಾ ಕಾರ್ಯತಂತ್ರ ದಾಖಲೆ ಬಿಡುಗಡೆಗೊಳಿಸಿದ ಸಚಿವ ರಾಜನಾಥ್ ಸಿಂಗ್. ನೇಪಾಳ ಪ್ರವಾಹ, ಮೃತರ ಸಂಖ್ಯೆ 1,252 ಏರಿಕೆ, ಮೂಲಸೌಕರ್ಯ ಮರು ನಿರ್ಮಾಣಕ್ಕೆ ಅಂತಾರಾಷ್ಟ್ರೀಯ ನೆರವಿಗೆ ಮನವಿ. ಚೀನಾ ಮಾಸ್ಟರ್ಸ್ ಬ್ಯಾಡ್ಮಿಂಟನ್ ಪುರುಷರ ಡಬಲ್ಸ್ನಲ್ಲಿ ಕ್ವಾರ್ಟರ್ ಫೈನಲ್ ಪ್ರವೇಶಿಸಿದ ಭಾರತದ ಸಾತ್ವಿಕ್ ಚಿರಾಗ್ ಜೋಡಿ. ಮಹಿಳಾ ಟಿ20 ಏಷ್ಯಾ ಕಪ್ ಕ್ರಿಕೆಟ್ ಇಂದು ಭಾರತ ಹಾಂಗ್ಕಾಂಗ್ ಮುಖಾಮುಖಿ. ವಾರ್ತೆಗಳ ವಿವರ: ವ್ಯಾಪಾರ ಹೂಡಿಕೆ ಮತ್ತು ಆರ್ಥಿಕ ಸಹಕಾರದ ಬಲವರ್ಧನೆಗೆ ಭಾರತ ಮತ್ತು ಬೆಲ್ಜಿಯಂ ತಮ್ಮ ಬದ್ಧತೆಯನ್ನು ಪುನರುಚ್ಚರಿಸಿವೆ. ಇಂದು ಬಿಡುಗಡೆಗೊಳಿಸಿದ ಜಂಟಿ ಹೇಳಿಕೆಯಲ್ಲಿ ಉಭಯ ರಾಷ್ಟ್ರಗಳು ಮುಂಬರುವ 5 ವರ್ಷಗಳಲ್ಲಿ ತಮ್ಮ ನಡುವಿನ ದ್ವಿಪಕ್ಷೀಯ ವ್ಯಾಪಾರವನ್ನು ದ್ವಿಗುಣಗೊಳಿಸುವ ಗುರಿಯನ್ನು ನಿಗದಿಪಡಿಸಿವೆ. ನವದೆಹಲಿಯಲ್ಲಿ ಇಂದು ಭಾರತ ಹಾಗೂ ಬೆಲ್ಜಿಯಂ ನಡುವೆ ರಕ್ಷಣಾ ಸಹಕಾರ, ನವೀಕರಿಸಬಹುದಾದ ಇಂಧನ, ಸೈಬರ್ ಅಪರಾಧ ಸೇರಿದಂತೆ ಗಡಿಯಾಚುಗಿನ ಅಪರಾಧಗಳ ತಡೆ ಹಾಗೂ ರಾಜತಾಂತ್ರಿಕ ತರಬೇತಿ ಕ್ಷೇತ್ರಗಳಲ್ಲಿ ಹಲವು ಪ್ರಮುಖ ಒಪ್ಪಂದಗಳು ಮತ್ತು ತಿಳುವಳಿಕಾ ಪತ್ರಗಳಿಗೆ ಸಹಿ ಹಾಕಲಾಗಿದೆ. ಭಾರತಕ್ಕೆ 3 ದಿನಗಳ ಅಧಿಕೃತ ಪ್ರವಾಸ ಕೈಗೊಂಡಿರುವ ಬೆಲ್ಜಿಯಂ ಪ್ರಧಾನಮಂತ್ರಿ ಬಾರ್ಟ್ ಡಿ ವೆವರ್ ಅವರೊಂದಿಗೆ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ದ್ವಿಪಕ್ಷೀಯ ಮಾತುಕತೆ ನಡೆಸಿ ಉಭಯ ದೇಶಗಳ ಬಾಂಧವ್ಯ ಹಾಗೂ ಜಾಗತಿಕ ವಿಷಯಗಳ ಕುರಿತು ವಿಸ್ತೃತವಾಗಿ ಚರ್ಚಿಸಿದರು. ಇದೇ ವೇಳೆ ಉಭಯ ರಾಷ್ಟಗಳ ನಡುವಿನ ದ್ವಿಪಕ್ಷೀಯ ವ್ಯಾಪಾರದಲ್ಲಿ ಹೆಚ್ಚುತ್ತಿರುವ ವಲಯಗಳ ವೈವಿಧ್ಯೀಕರಣವನ್ನು ಉಭಯ ನಾಯಕರು ಸ್ವಾಗತಿಸಿದರು. ಜಾಗತಿಕ ಅಸ್ಥಿರತೆಯ ನಡುವೆಯೂ ಭಾರತವು ಶೇಕಡ 7.8% ಜಿಡಿಪಿ ಪ್ರಗತಿ ಕಾಯ್ದುಕೊಂಡಿದ್ದು ಜಗತ್ತಿಗೆ ಭರವಸೆಯ ಕೇಂದ್ರವಾಗಿದೆ ಎಂದು ಈ ವೇಳೆ ಪ್ರಧಾನಿ ನರೇಂದ್ರ ಮೋದಿ ಪ್ರತಿಪಾದಿಸಿದರು. ಮೊದಲ ಮಹಾಯುದ್ಧದಲ್ಲಿ ಬೆಲ್ಜಿಯಂ ನೆಲದಲ್ಲಿ ಹೋರಾಡಿದ ಸಾವಿರಾರು ಭಾರತೀಯ ಯೋಧರ ತ್ಯಾಗ ಎರಡೂ ದೇಶಗಳ ಐತಿಹಾಸಿಕ ಬಾಂಧವ್ಯಕ್ಕೆ ಸಾಕ್ಷಿಯಾಗಿದೆ ಎಂದು ಸ್ಮರಿಸಿದ ಪ್ರಧಾನಿ, ಜೋರಾವರ್ ಟ್ಯಾಂಕ್ ನಿರ್ಮಾಣ ಹಾಗೂ ಆಂಧ್ರಪ್ರದೇಶದ ಕಾಕಿನಾಡದಲ್ಲಿ ನಿರ್ಮಾಣವಾಗುತ್ತಿರುವ ಬೃಹತ್ ಗ್ರೀನ್ ಅಮೋನಿಯಾ ಯೋಜನೆಯಲ್ಲಿ ಎರಡೂ ದೇಶಗಳು ಜಂಟಿಯಾಗಿ ಕಾರ್ಯನಿರ್ವಹಿಸುತ್ತಿವೆ ಎಂದು ತಿಳಿಸಿದರು. ಇನ್ನು ಸೆಮಿಕಂಡಕ್ಟರ್ ಮತ್ತು ನಿರ್ಣಾಯಕ ಖನಿಜಗಳ ಮರುಬಳಕೆಯಲ್ಲೂ ಜಂಟಿಯಾಗಿ ಕೆಲಸ ಮಾಡಲು ಉಭಯ ರಾಷ್ಟ್ರಗಳು ನಿರ್ಧರಿಸಿವೆ. ಭಯೋತ್ಪಾದನಾ ನಿಗ್ರಹಕ್ಕೆ ಸಮಗ್ರ ಮತ್ತು ಜಾಗತಿಕ ದೃಷ್ಟಿಕೋನವನ್ನು ಅನುಸರಿಸುವ ಬದ್ಧತೆಯನ್ನು ಉಭಯ ರಾಷ್ಟ್ರಗಳು ಪುನರುಚ್ಚರಿಸಿದ್ದು, ಅಂತಾರಾಷ್ಟೀಯ ಸಮುದಾಯ ಭಯೋತ್ಪಾದನಾ ಸಂಘಟನೆಗಳು, ಭಯೋತ್ಪಾದಕ ಜಾಲಗಳು, ಅವರ ಅಡಗುತಾಣ ಮತ್ತು ಹಣಕಾಸು ಮೂಲಗಳ ವಿರುದ್ಧ ಒಗ್ಗಟ್ಟಿನಿಂದ ಕ್ರಮ ಕೈಗೊಳ್ಳಬೇಕು ಎಂದು ತಿಳಿಸಿವೆ. ಬೆಲ್ಜಿಯಂ ಪ್ರಧಾನಿ ಬಾರ್ಟ್ ಡಿ ವೆವರ್ ಅವರು ಭಾರತವನ್ನು ವಿಶ್ವದ ಅತಿದೊಡ್ಡ ಪ್ರಜಾಪ್ರಭುತ್ವ ಹಾಗೂ ವೇಗವಾಗಿ ಬೆಳೆಯುತ್ತಿರುವ ಆರ್ಥಿಕ ಶಕ್ತಿ ಎಂದು ಬಣ್ಣಿಸಿದ್ದು, ತಂತ್ರಜ್ಞಾನ ಮತ್ತು ವಾಣಿಜ್ಯ ರಂಗದಲ್ಲಿ ಭಾರತದೊಂದಿಗಿನ ಸಹಭಾಗಿತ್ವವನ್ನು ಮತ್ತಷ್ಟು ವಿಸ್ತರಿಸುವುದಾಗಿ ಹೇಳಿದರು. ನವದೆಹಲಿಯಲ್ಲಿ ಇಂದು ಸೆಷಲ್ಸ್ ಶಾಸನ ಸಭೆಯ ಸಭಾಪತಿ ಅಜರಲ್ ಎರ್ನೆಸ್ಟಾ ಅವರ ನೇತೃತ್ವದ ಸಂಸದೀಯ ನಿಯೋಗವನ್ನು ಉಪರಾಷ್ಟ್ರಪತಿ ಸಿಪಿ ರಾಧಾಕೃಷ್ಣನ್ ಭೇಟಿಯಾಗಿ ಉಭಯ ದೇಶಗಳ ನಡುವಿನ ಸುದೀರ್ಘ ಹಾಗೂ ಪ್ರಜಾಸತ್ತಾತ್ಮಕ ಮೌಲ್ಯಗಳ ಆಧಾರಿತ ಬಾಂಧವ್ಯವನ್ನು ಪುನರುಚ್ಚರಿಸಿದ್ದಾರೆ. ಈ ಸಭೆಯಲ್ಲಿ ಕಡಲ ಭದ್ರತೆ, ನವೀಕರಿಸಬಹುದಾದ ಇಂಧನ, ಸಾಗರ ಉತ್ಪನ್ನ ವಲಯದ ಸಹಕಾರ ಮತ್ತು ಸಾಮರ್ಥ್ಯ ವೃದ್ಧಿಯ ಕ್ಷೇತ್ರಗಳಲ್ಲಿ ಭಾರತ ಸೆಷಲ್ಸ್ ಸಹಭಾಗಿತ್ವವನ್ನು ಮತ್ತಷ್ಟು ಬಲಪಡಿಸುವ ಕುರಿತು ವಿಸ್ತೃತ ಚರ್ಚೆ ನಡೆಯಿತು. ನವದೆಹಲಿಯಲ್ಲಿ ಇಂದು ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಅವರು ರಕ್ಷಣಾ ರಾಜತಾಂತ್ರಿಕತೆಗೆ ಸಂಬಂಧಿಸಿದ ರಕ್ಷಾ ಎಂಬ ಮಹತ್ವದ ದಾಖಲೆಯನ್ನು ಬಿಡುಗಡೆ ಮಾಡಿದರು. ಮುಂದಿನ 10 ವರ್ಷಗಳಲ್ಲಿ ಜಾಗತಿಕ ರಕ್ಷಣಾ ಪಾಲುದಾರಿಕೆಯನ್ನು ವಿಸ್ತರಿಸುವ ನಿಟ್ಟಿನಲ್ಲಿ ಭಾರತದ ಕಾರ್ಯತಾಂತ್ರಿಕ ದೃಷ್ಟಿಕೋನ ಮತ್ತು ಮಾರ್ಗಸೂಚಿಯನ್ನು ಈ ಸಮಗ್ರ ದಾಖಲೆಯು ಒಳಗೊಂಡಿದೆ ಎಂದು ರಕ್ಷಣಾ ಸಚಿವಾಲಯ ತಿಳಿಸಿದೆ. ದೇಶದ ಭದ್ರತಾ ಗುರಿಗಳನ್ನು ಜಾಗತಿಕ ಸಹಕಾರದೊಂದಿಗೆ ಸಂಯೋಜಿಸುವ ಮೂಲಕ ದೀರ್ಘಕಾಲೀನ ಸ್ಥಿರತೆ ಹಾಗೂ ಪರಸ್ಪರ ಪ್ರಗತಿಯನ್ನು ಸಾಧಿಸುವುದು ಈ ಯೋಜನೆಯ ಮುಖ್ಯ ಉದ್ದೇಶವಾಗಿದೆ. ಭಾರತದ ವಿದೇಶಾಂಗ ನೀತಿಯಲ್ಲಿ ರಕ್ಷಣಾ ರಾಜತಾಂತ್ರಿಕತೆಯು ಪ್ರಮುಖ ಅಂಶವಾಗಿದ್ದು, ಜಾಗತಿಕ ಮಟ್ಟದಲ್ಲಿ ಶಾಂತಿ, ಸ್ಥಿರತೆ ಹಾಗೂ ನಿಯಮಾಧಾರಿತ ವ್ಯವಸ್ಥೆಯನ್ನು ಕಾಯ್ದುಕೊಳ್ಳಲು ರಕ್ಷಾ ಚೌಕಟ್ಟಿನ ದಾರಿದೀಪವಾಗಲಿದೆ.

0: ಪ್ರಸಕ್ತ ಹಣಕಾಸು ವರ್ಷದ ಮೊದಲ ತ್ರೈಮಾಸಿಕದಲ್ಲಿ ಭಾರತ ಸಾಧಿಸಿರುವ ಶೇಕಡಾ 7.8% ಜಿಡಿಪಿ ಪ್ರಗತಿಯಲ್ಲಿ ಸಣ್ಣ ಮತ್ತು ಮಧ್ಯಮ ಉದ್ಯಮಗಳ ಪಾತ್ರ ಪ್ರಮುಖವಾಗಿದೆ ಎಂದು ಕೇಂದ್ರ ವಾಣಿಜ್ಯ ಮತ್ತು ಕೈಗಾರಿಕಾ ಸಚಿವ ಪಿಯೂಷ್ ಗೋಯಲ್ ಶ್ಲಾಘಿಸಿದ್ದಾರೆ. ನವದೆಹಲಿಯಲ್ಲಿ ಆಯೋಜಿಸಲಾಗಿದ್ದ ಮುಕ್ತ ವ್ಯಾಪಾರ ಒಪ್ಪಂದಗಳ ಸದ್ಬಳಕೆ ಕುರಿತ ರಾಷ್ಟೀಯ ಕಾರ್ಯಾಗಾರದ ಅಧ್ಯಕ್ಷತೆ ವಹಿಸಿ ಮಾತನಾಡಿದ ಅವರು, ದೇಶದ ರಫ್ತು ವ್ಯಾಪಾರವನ್ನು ಜಾಗತಿಕ ಮಟ್ಟದಲ್ಲಿ ಹೆಚ್ಚಿಸಲು ಭಾರತ ಮಾಡಿಕೊಳ್ಳುತ್ತಿರುವ ಮುಕ್ತ ವ್ಯಾಪಾರ ಒಪ್ಪಂದಗಳ ಸೌಲಭ್ಯಗಳನ್ನು ಗರಿಷ್ಠ ಪ್ರಮಾಣದಲ್ಲಿ ಬಳಸಿಕೊಳ್ಳುವಂತೆ ಅವರು ಕರೆ ನೀಡಿದರು. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ನೇಪಾಳದಲ್ಲಿ ಸಂಭವಿಸಿದ ಭೀಕರ ಪ್ರವಾಹದಿಂದಾಗಿ ಮೃತಪಟ್ಟವರ ಸಂಖ್ಯೆ 1,252 ಏರಿಕೆಯಾಗಿದ್ದು ಸುಮಾರು 4,216 ಜನರು ಇನ್ನೂ ನಾಪತ್ತೆಯಾಗಿದ್ದಾರೆ. ಪ್ರವಾಹದ ಹಿನ್ನೆಲೆಯಲ್ಲಿ ಹಾನಿಗೊಳಗಾದ ಮೂಲಸೌಕರ್ಯಗಳ ಪುನರ್ ನಿರ್ಮಾಣ ಹಾಗೂ ಪುನರ್ವಸತಿಗಾಗಿ ನೇಪಾಳ ಸರ್ಕಾರ ಅಂತಾರಾಷ್ಟೀಯ ಸಮುದಾಯದಿಂದ ಹೆಚ್ಚುವರಿ ನೆರವು ಕೋರಲು ನಿರ್ಧರಿಸಿದೆ. ಕಠ್ಮಂಡುವಿನಲ್ಲಿ ರಾಜತಾಂತ್ರಿಕ ನಿಯೋಗಗಳು ಹಾಗೂ ವಿಶ್ವಬ್ಯಾಂಕ್, ಏಷ್ಯನ್ ಅಭಿವೃದ್ಧಿ ಬ್ಯಾಂಕ್ ಮತ್ತು ವಿಶ್ವಸಂಸ್ಥೆಯ ಪ್ರತಿನಿಧಿಗಳೊಂದಿಗೆ ನಡೆಸಿದ ಸಭೆಯಲ್ಲಿ ನೇಪಾಳದ ವಿದೇಶಾಂಗ ಸಚಿವ ಶಿಶಿರ್ ಖನಾಲ್ ಈ ಮಾಹಿತಿ ನೀಡಿದ್ದಾರೆ. ಪ್ರವಾಹದಲ್ಲಿ ನಾಪತ್ತೆಯಾಗಿರುವ 583 ವಿದೇಶಿ ಪ್ರಜೆಗಳ ಸುರಕ್ಷತೆಗೆ ಆದ್ಯತೆ ನೀಡಲಾಗಿದ್ದು, ಹಿಮಾಲಯ ಪ್ರದೇಶದಲ್ಲಿ ಹೆಚ್ಚುತ್ತಿರುವ ಹವಾಮಾನ ವೈಪರೀತ್ಯ ಹಾಗೂ ಪ್ರಕೃತಿ ವಿಕೋಪದ ಅಪಾಯಗಳನ್ನು ತಗ್ಗಿಸಲು ತಕ್ಷಣದ ಜಾಗತಿಕ ನೆರವಿನ ಅಗತ್ಯವಿದೆ ಎಂದು ಅವರು ಪ್ರತಿಪಾದಿಸಿದ್ದಾರೆ. ಹಿಮ ನದಿ ಸರೋವರ ಸ್ಫೋಟ, ಪ್ರವಾಹ ಮತ್ತು ಹಿಮ ಕುಸಿತದ ಅಪಾಯದ ಹಿನ್ನೆಲೆಯಲ್ಲಿ ಅಂತಹ ಅಪಾಯ ತಡೆಗೆ ಹಿಮಾಲಯ ರಾಜ್ಯಗಳು ಹಾಗೂ ಕೇಂದ್ರಾಡಳಿತ ಪ್ರದೇಶಗಳ ಸಿದ್ಧತೆಯನ್ನು ಕೇಂದ್ರ ಗೃಹ ಕಾರ್ಯದರ್ಶಿ ಗೋವಿಂದ್ ಮೋಹನ್ ಇಂದು ಪರಿಶೀಲಿಸಿದರು. ಅಪಾಯಕ್ಕೆ ಒಳಗಾಗಬಹುದಾದ ಹಿಮ ನದಿ ಸರೋವರಗಳು ಮತ್ತು ಹಿಮ ಕುಸಿತ ಸಂಭವನೀಯ ಪ್ರದೇಶಗಳ ನಿರಂತರ ಮೇಲ್ವಿಚಾರಣೆ, ಮುನ್ನೆಚ್ಚರಿಕೆ ವ್ಯವಸ್ಥೆ ಹಾಗೂ ಸಂತ್ರಸ್ತರ ತ್ವರಿತ ಸ್ಥಳಾಂತರಕ್ಕೆ ಅಗತ್ಯ ಸಿದ್ಧತೆ ಕೈಗೊಳ್ಳುವಂತೆ ಅವರು ಸೂಚಿಸಿದರು. ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಇಂದು ತಮ್ಮ ಲೋಕಸಭಾ ಕ್ಷೇತ್ರ ವಾರಾಣಸಿಯ ಪ್ರವಾಹ ಪರಿಸ್ಥಿತಿಯ ಕುರಿತು ಪರಿಶೀಲನೆ ನಡೆಸಿದರು. ಜಿಲ್ಲಾಧಿಕಾರಿ ಸತ್ಯೇಂದ್ರ ಕುಮಾರ್ ಅವರೊಂದಿಗೆ ದೂರವಾಣಿ ಮೂಲಕ ಮಾತನಾಡಿದ ಅವರು, ಪ್ರವಾಹ ಪರಿಸ್ಥಿತಿಯ ಕುರಿತು ವಿವರವಾದ ಮಾಹಿತಿ ಪಡೆದರು. ಪ್ರವಾಹ ಪರಿಹಾರ ಶಿಬಿರಗಳಲ್ಲಿ ಮಾಡಲಾಗಿರುವ ವ್ಯವಸ್ಥೆಗಳ ಬಗ್ಗೆಯೂ ಪ್ರಧಾನಿ ವಿಚಾರಿಸಿದರು. ಪ್ರವಾಹ ಪರಿಹಾರ ಕಾರ್ಯಾಚರಣೆಗಳನ್ನು ನಿರಂತರವಾಗಿ ಮೇಲ್ವಿಚಾರಣೆ ನಡೆಸಬೇಕು ಹಾಗೂ ಸಂತ್ರಸ್ತರಿಗೆ ತಕ್ಷಣದ ನೆರವು ಒದಗಿಸಬೇಕು ಎಂದು ಅವರು ಸೂಚಿಸಿದರು. ಇದೇ ವೇಳೆ ಮುಖ್ಯಮಂತ್ರಿ ಯೋಗಿ ಆದಿತ್ಯನಾಥ್ ಅವರು ಫರೂಕಾಬಾದ್ ಜಿಲ್ಲೆಯ ಪ್ರವಾಹ ಪೀಡಿತ ಪ್ರದೇಶಗಳ ವೈಮಾನಿಕ ಸಮೀಕ್ಷೆ ನಡೆಸಿದರು. ಉತ್ತರ ಪ್ರದೇಶದ 32 ಜಿಲ್ಲೆಗಳು ಇದುವರೆಗೆ ಪ್ರವಾಹದಿಂದಾಗಿ ಬಾಧಿತವಾಗಿವೆ. ಸದ್ಯ 22 ಜಿಲ್ಲೆಗಳಲ್ಲಿ ಪ್ರವಾಹದ ಪರಿಣಾಮ ಮುಂದುವರೆದಿದೆ. ಪ್ರವಾಹ ಪೀಡಿತ ಪ್ರದೇಶಗಳಲ್ಲಿ ಸರ್ಕಾರ ವ್ಯಾಪಕ ಪರಿಹಾರ ಜಾಲವನ್ನು ಸ್ಥಾಪಿಸಿದೆ. ನಾವೀನ್ಯತೆ, ಗುಣಮಟ್ಟ ಹಾಗೂ ಸ್ಪರ್ಧಾತ್ಮಕ ದರಗಳ ಆಧಾರದಲ್ಲಿ ಭಾರತವು ವಿಶ್ವದ ಅಗ್ರ ಆಟೋಮೊಬೈಲ್ ಉದ್ಯಮವಾಗುವ ಸಾಮರ್ಥ್ಯ ಹೊಂದಿದೆ ಎಂದು ಕೇಂದ್ರ ರಸ್ತೆ ಸಾರಿಗೆ ಮತ್ತು ಹೆದ್ದಾರಿ ಸಚಿವ ನಿತಿನ್ ಗಡ್ಕರಿ ಹೇಳಿದ್ದಾರೆ. ನವದೆಹಲಿಯಲ್ಲಿ ನಡೆದ ಭಾರತೀಯ ವಾಹನ ತಯಾರಕರ ಸಂಘದ 66ನೇ ವಾರ್ಷಿಕ ಸಮಾವೇಶವನ್ನು ಉದ್ದೇಶಿಸಿ ಮಾತನಾಡಿದ ಅವರು, ದೇಶದ ಜಿಎಸ್ಟಿ ಸಂಗ್ರಹದಲ್ಲಿ ವಾಹನೋದ್ಯಮದ ಕೊಡುಗೆ ಶೇಕಡಾ 15% ಇದ್ದು, ಸುಮಾರು 4 ಕೋಟಿ ನೇರ ಮತ್ತು ಪರೋಕ್ಷ ಉದ್ಯೋಗಗಳಿಗೆ ಈ ಕ್ಷೇತ್ರ ಬೆಂಬಲ ನೀಡುತ್ತಿದೆ ಎಂದರು. ಚೀನಾದ ಶೆನ್ಝೆನ್ನಲ್ಲಿ ನಡೆಯುತ್ತಿರುವ ಚೀನಾ ಮಾಸ್ಟರ್ಸ್ ಸೂಪರ್ 750 ಬ್ಯಾಡ್ಮಿಂಟನ್ ಪಂದ್ಯಾವಳಿಯಲ್ಲಿ ಭಾರತದ ಅಗ್ರ ಪುರುಷರ ಡಬಲ್ಸ್ ಜೋಡಿ ಸಾತ್ವಿಕ್ ಸಾಯಿರಾಜ್ ರಾಂಕಿರೆಡ್ಡಿ ಮತ್ತು ಚಿರಾಗ್ ಶೆಟ್ಟಿ ಕ್ವಾರ್ಟರ್ ಫೈನಲ್ ಪ್ರವೇಶಿಸಿದ್ದಾರೆ. ಪ್ರೀ ಕ್ವಾರ್ಟರ್ ಫೈನಲ್ನಲ್ಲಿ ಇಂದು ಫ್ರಾನ್ಸ್ನ ಕ್ರಿಸ್ಟೋ ಮತ್ತು ಟೋಮಾ ಜೂನಿಯರ್ ಪೊಪೊ ಜೋಡಿ ವಿರುದ್ಧ ಅವರು 21-15, 22-24, 21-9 ಅಂತರದಿಂದ ಗೆಲುವು ಸಾಧಿಸಿದರು. ಪುರುಷರ ಸಿಂಗಲ್ಸ್ ವಿಭಾಗದಲ್ಲಿ ಭಾರತದ ಅನುಭವಿ ಆಟಗಾರ ಕಿಡಂಬಿ ಶ್ರೀಕಾಂತ್, ಕೆನಡಾದ ವಿಶ್ವದ 9ನೇ ಶ್ರೇಯಾಂಕದ ಆಟಗಾರ ವಿಕ್ಟರ್ ಲೈ ಅವರನ್ನು 21-18, 21-19 ನೇರ ಸೆಟ್ಗಳಿಂದ ಮಣಿಸಿ ಕ್ವಾರ್ಟರ್ ಫೈನಲ್ಗೆ ಲಗ್ಗೆ ಇಟ್ಟಿದ್ದು, ನಾಳೆ ನಡೆಯಲಿರುವ ಪಂದ್ಯದಲ್ಲಿ ಹಾಂಕಾಂಗ್ನ ಲೀ ಚೆಕ್ಯು ಅವರನ್ನು ಎದುರಿಸಲಿದ್ದಾರೆ. ದುಬೈ ಅಂತಾರಾಷ್ಟೀಯ ಕ್ರೀಡಾಂಗಣದಲ್ಲಿ ಮಹಿಳಾ ಟಿ20 ಏಷ್ಯಾ ಕಪ್ ಕ್ರಿಕೆಟ್ ಪಂದ್ಯಾವಳಿಯ ತನ್ನ 2ನೇ ಗುಂಪು ಎ ಪಂದ್ಯದಲ್ಲಿ ಭಾರತ ತಂಡ ಇಂದು ಹಾಂಕಾಂಗ್ ತಂಡದ ವಿರುದ್ಧ ಸೆಣಸಲಿದೆ. ಪಂದ್ಯ ಭಾರತೀಯ ಕಾಲಮಾನ ರಾತ್ರಿ 8 ಗಂಟೆಗೆ ಆರಂಭವಾಗಲಿದೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ವ್ಯಾಪಾರ, ಹೂಡಿಕೆ ಮತ್ತು ಆರ್ಥಿಕ ಸಹಕಾರದ ಬಲವ

0: ಸಮರ್ಥನೆಗೆ ಭಾರತ ಬೆಲ್ಜಿಯಂ ಬದ್ಧತೆ, 5 ವರ್ಷಗಳಲ್ಲಿ ದ್ವಿಪಕ್ಷೀಯ ವ್ಯಾಪಾರ ದ್ವಿಗುಣಗೊಳಿಸುವ ಗುರಿ. ರಕ್ಷಣಾ ರಾಜತಾಂತ್ರಿಕತೆಗೆ ಸಂಬಂಧಿಸಿದ ರಕ್ಷಾ ಕಾರ್ಯತಂತ್ರ ದಾಖಲೆ ಬಿಡುಗಡೆಗೊಳಿಸಿದ ಸಚಿವ ರಾಜನಾಥ್ ಸಿಂಗ್. ನೇಪಾಳ ಪ್ರವಾಹ, ಮೃತರ ಸಂಖ್ಯೆ 1,252ಕ್ಕೆ ಏರಿಕೆ, ಮೂಲಸೌಕರ್ಯ ಮರು ನಿರ್ಮಾಣಕ್ಕೆ ಅಂತಾರಾಷ್ಟೀಯ ನೆರವಿಗೆ ಮನವಿ. ಚೀನಾ ಮಾಸ್ಟರ್ಸ್ ಬ್ಯಾಡ್ಮಿಂಟನ್ ಪುರುಷರ ಡಬಲ್ಸ್ನಲ್ಲಿ ಕ್ವಾರ್ಟರ್ ಫೈನಲ್ ಪ್ರವೇಶಿಸಿದ ಭಾರತದ ಸಾತ್ವಿಕ್ ಚಿರಾಗ್ ಜೋಡಿ. ಮತ್ತು ಮಹಿಳಾ ಟಿ20 ಏಷ್ಯಾ ಕಪ್ ಕ್ರಿಕೆಟ್, ಇಂದು ಭಾರತ ಹಾಂಗ್ಕಾಂಗ್ ಮುಖಾಮುಖಿ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ನಾಳೆ ಬೆಳಗ್ಗೆ 7:05ಕ್ಕೆ.
1: ಅಥವಾ ಮರ್ತುಬಿಟ್ಟಿದನೋ ಕೆಂಪಚಾರಿ ಸತ್ಯ ಸ್ವಲ್ಪ ನಾ ಪರೀಕ್ಷೆ ಮಾಡಬೇಕು ಅಂತೇಳಿ ಧರ್ಮಗುರು ಕಂಡಾಯದ ಮೂರ್ತಿ ತುಂಬಿದ ಸೋಮವಾರ ಮಹಾಪುಣ್ಯ ದಿನ ಉಗ್ರಣದ ಮನೆಗೆ.

ಕಾಮರೊಟ್ಟಿ ಬಂದ್ ನಿಂತ್ಕೊಂಡಾಗ ಅವಾಗ ದೊಡ್ಡಪ್ಪ ತಾಯಿಯವರು ಹಣ್ಣೆನೂರ ಪಾದಕ್ಕೆ ಬಂದು ಬಗ್ಗಿ ಶರಣ ಮಾಡಿದ್ರಂತೆ. ಅಣ್ಣಯ್ಯ, ಆಚಾರಿ ಮಗನ ಕರ್ಕೊಂಡು ಬರ್ತೀವಿ ಅಂತ ಹೋಗ್ತಾ ಇದ್ದೀರಲ್ಲ, ಎಷ್ಟು ದಿನ ಕರ್ಕೊಂಡು ಬರ್ತೀರ ಮಗನ್ನ? ದೊಡ್ಡಮ್ಮ ತಾಯಿ, ಈ ಸೋಮವಾರ ದಿನ ನಾವು ದಯಮಾಡಿ ಮುಂದಿನ ಸೋಮವಾರದೊತ್ತಿಗೆ ಮಗನ ಕರ್ಕೊಂಡು ನಾವು ಬೊಪ್ಪೇಗೌಡ ಪುರಕ್ ಬಂದ್ಬಿಡ್ತೀವಿ. ನಾವು ಬರುವ ತನಕ ಈ ಕುರುಬೇಗೌಡರ ಮನೆಯನ್ನ ತಾರಿಸಿ ಗುಡಿಸಿ ಚಿಕ್ಕಿರಂಗ ಆಲಿವನ್ನ ಬಿಟ್ಟು ಬಾಗ್ ಬಾಗಿಲಿಗೆಲ್ಲ ಮಾವಿನ ಸೊಪ್ಪಿನ ತೋರಣ ಕಟ್ಟಿಸ್ಬಿಡಿ ದೊಡ್ಡಮ್ಮ. ಆಗ್ಬಹುದು ಅಂತೇಳಿ ದೊಡ್ಡಮ್ಮ ತಾಯಿ ಒಪ್ಪಿಕೊಂಡಾಗ ಧರ್ಮಗುರು ಪರಂಜ್ಯೋತಿ ಕಂಡಾಯದ ಮೂರ್ತಿ

0: ಸ್ವಾಮಿ, ಎಲೆ ಕುಂದೂರು ಬೆಟ್ಟದ ಮೇಲೆ
1: ಹೌದು
0: ಬಾರಿಯ ಬಂಡೆ ಮೇಲೆ ಹುಲಿ ಚರ್ಮವನ್ನ ಆಸಿ ವಿಭೂತಿ ಗಟ್ಟಿಯನ್ನು ಹರಡಿಕೊಂಡು ಆರು ಮೂರು ಒಂಬತ್ತುಗಳಿಗೆ ಜೋರು ನಿದ್ರೆ ಮಾಡಿದ್ರಂತೆ ಸ್ವಾಮಿ. ಜೋನು ನಿದ್ರೆ ಮಾಡಿಕೊಂಡು ಬಲಮೊಗಲಾಗಿ ಎದ್ದು ಕುಂತ್ಕೊಂಡ್ರಂತೆ. ತುಂಬದು ಸೋಮವಾರ ಮಹಾ ಪುಣ್ಯ ದಿನ. ಅವತ್ತು ಶರಣೆ ಮುದ್ವಾಜಿ ಪುಣ್ಯವಂತನ ಹೆಂಡತಿ ಐಶ್ವರ್ಯವಂತನ ಹೆಂಡತಿ ಅವಳು ಹಿಂದೆ ಬಡತಾನ ಇದ್ದಾಗ ನಿಡುಗಟ್ಟದಲ್ಲಿ ತಿನ್ನ ಇಟ್ಟು ಬೆಲ್ಲ ಆಗಿತ್ತಂತೆ, ಕುಡಿಯಂಬಲಿ ಪಾಯಸವಾಗಿತ್ತಂತೆ, ಉಟ್ಕೊಳ್ಳುವಂತ ಬಟ್ಟೆ ಬಹಳ ಪ್ರಧಾನವಾಗಿತ್ತಂತೆ. ಅಂತ ಬಡತಾನದಲ್ಲಿದ್ದಾಗ ಕುಂತಾಗ ನಿಂತಾಗ ಶಿವ ಪರಮಾತ್ಮ ನನಗಿಂತ ಕಷ್ಟ ಕೊಟ್ಟಿಲ್ಲಪ್ಪ ಅಂತೇಳಿ ದುಃಖ ಮಾಡ್ತಿದ್ದಂತ ಮುದ್ದೋಜಿ. ಸಿರಿ ಸಂಪತ್ ಐಶ್ವರ್ಯ ಬಂದ ಮೇಲೆ ಅವಳು ಐಶ್ವರ್ಯವಂತನಾಗಿ ಬಾಳಾಟವನ್ನು ಬಾಳಾಡ್ತಾ ಇದ್ದಾಳೆ. ಅವಳ ಸತ್ಯನ ನಾ ಪರೀಕ್ಷೆ ಮಾಡಬೇಕು ಅಂತೇಳಿ ಕಂಡಾಯದ ಮೂರ್ತಿ.

ಮುದ್ದೋಜಿ, ದಾನ ಅಂದ್ರೆ ಜ್ಞಾನವಿಲ್ವಂತೆ, ಭಿಕ್ಷಾ ಅಂದ್ರೆ ಲೆಕ್ಕವೇ ಇಲ್ವಂತೆ. ಅವಳ ಪಾದ ತೊಳೆಯುವ ಕಲ್ಲು ಪಚ್ಚೇ ಕಲ್ಲು ಬಡಿಸಿರವಳಂತೆ. ಮನೆಯ ಬಾಗಿಲ ಮುಂದೆ ಪಾದ ತೊಳೆಯುವ ಕಲ್ಲು ಪಚ್ಚೇ ಕಲ್ಲಿನ ಮೇಲೆ ಮೂರ್ತಿ ಮಾಡಿ ನಿಂತಿರುವ ಧರ್ಮಗುರು ಕಂಡಾಯದ ಮೂರ್ತಿ. ಹಾ ಹಾ ಹಾ ಮುದ್ದೋಜಿ, ಹಿಂದೆ ಬಡತನ ಇದ್ದಾಗ ಕುಂತಾಗ ಮಲಗುವಾಗಲೂ ಶಿವ ಅಂತ ಶಿವನ ಶೋತ್ರ ಮಾಡ್ತಿದ್ದೆ. ಶ್ರೀ ಸಂಪತ್ ಐಶ್ವರ್ಯ ಎಲ್ಲ ಯಾವಾಗ ಬಂದ್ಬಿಡ್ತೋ ನಿನಗೆ ಆ ಜ್ಞಾನವೇ ನಿನಗಿಲ್ಲವಲ್ಲ ಮುದ್ದೋಜಿ. ಇಂದಲೂ ಬಾಳಾಟವನ್ನ ನಾ ಮರ್ತು ಬಿಟ್ಟಿದ್ದೀಯ. ಸಿರಿ ಸಂಪತ್ತು ನನಗೆ ಇದೇ ರೀತಿ ಇದೆ ಅಂತ ಬಹಳ ಸಂತೋಷ ಪಡ್ತಾ ಇದೀಯ. ಆಗಬಹುದು, ಪುಣ್ಯಮಂತ್ರಿಯವರು ಭಿಕ್ಷ ಮಾಡ್ತಕ್ಕಂತವ್ರು ನಾವು. ನಾವು ಮತ್ತೊಂದು ಸಾರಿ ಭಿಕ್ಷ ಕೇಳಿದ್ರೆ ಏನು ನಮಗೆ ಅವಮಾನವೇನಲ್ಲ ಅಂತೇಳಿ ಪರಂಜ್ಯೋತಿ ಕಂಡಾಯದ ಮೂರ್ತಿ

ಶರಣೆಯಾದ ಮುದ್ದಾಗಿ ದಾನ ಧರ್ಮ ಭಿಕ್ಷವನ್ನು ತಂದಿದ್ದಾಳೆ ಬೆತ್ತದ ಮೊರದಲ್ಲಿ ತುಂಬಿಕೊಂಡು ಕಡೆಯ ಬಾಗಿಲಿಗೆ ಬಂದು ನೋಡ್ತಾ ಇದ್ದಾಳೆ ಸ್ವಾಮಿ ಅವರು ನಿಂತಿರೋರಂತೆ. ಕಾವಿ ಕಾಮಂಡಲವನ್ನು ಧರಿಸಿಕೊಂಡು ಬಂದಿರುವಂತ ಸ್ವಾಮಿಗಳು ಇವರು ಯಾರಾಗಿರ್ಬಹುದು? ಭಿಕ್ಷವನ್ನು ಕೇಳ್ತಾ ಇದ್ದಾರೆ ಅಂತೇಳಿ ಯಾವಾಗ ಮುತ್ತೈದೆ ಆಗಿರುವ ಹಾಚಾರರ ಹೆಂಡತಿ ಮುದ್ದೋಜಿ, ಜಾತಿಯೊಳಗೆ ಹಾಚಾರರು, ನೀತಿಯೊಳಗೆ ಲಿಂಗಾಯತ್ರಿ ಹೋಜಿಗಳು. ಹಾ, ಮುದ್ದೋಜಿ ಬಂದು, ಸ್ವಾಮಿ ಇದು ನನ್ನ ಮನೆಯ ಕೋರಣ್ಯವನ್ನ ನೀವು ಸ್ವೀಕರಿಸಿ ಸ್ವಾಮಿ ಎಂಬುದಾಗಿ ಮುದ್ದೋಜಿ ಹೇಳಿದಾಗ ಸ್ವಾಮಿಗಳು, ಅಮ್ಮ ನಿನ್ನ ಮುತ್ತು ಯಾರಿಗೆ ಬೇಕು?

ಮಾಡಲ್ಲ ನಾನು. ಬುದ್ಧಿ, ಅಕ್ಕಿ ಬೇಳೆ ಚಿನ್ನ ಬೆರಳಿ ಯಾವ್ದು ಬೇಕಾಗಿದೆ ಹೋದ್ಮೇಲೆ ಜಾತಕ್ಕೋಸ್ಕರವಾಗಿ ನನ್ನ ಮಾರಳಿ ಮನೆಯ ಬಾಗಿಲ ಮುಂದೆ ನಿಂತ್ಕೊಂಡು ಭಿಕ್ಷಾ ಕೇಳ್ತೀನಿ ಸ್ವಾಮಿ. ಅಮ್ಮ ತಾಯಿ ಮುದ್ದೋಜಿ, ಮುತ್ತು ಮುತ್ತು ಎಲ್ಲ ಒಳ್ಳೆ ಮುತ್ತು ನಿನ್ನ ಮನೆ ಒಳಗೊಂದಿದೆ. ಬುದ್ಧಿ, ಮುತ್ತು ಮುತ್ತು ಎಲ್ಲ ಒಳ್ಳೆ ಮುತ್ತು ನನ್ನ ಮನೆ ಒಳಗಿರುವುದ. ಹೌದಮ್ಮ ತಾಯಿ. ಅದ್ಯಾವುದು ಬುದ್ಧಿ? ಮಾತನಾಡುವ ಮುತ್ತು. ಮಾತನಾಡ

0: ಮಾತಾಡ್ತಕ್ಕಂತ ಮುತ್ತು ಒಂದು ನಿನ್ನ ಮನೆ ಒಳಗುಂಟು, ಆ ಮಾತನಾಡ್ತಕ್ಕಂತ ಮುತ್ತ ನಮಗೆ ದಾನವಾಗಿ ಕೊಡ್ತೀವ ತಾಯಿ ಮುದ್ದೋಜಿ. ಸ್ವಾಮಿ, ನನ್ನ ಮನೆ ಒಳಗೆ ಇಷ್ಟ ಐಶ್ವರ್ಯ ಬಾಗಿ ತುಂಬಿಕೊಂಡು ಬಾಳ್ತಾ ಬಾಳ್ತಾ ಇದ್ದೀನಿ ನನ್ನ ಮಾರಾಪುರಿಯ ಪಟ್ಟಣ ಮಹಾರಳ್ಳಿ ಒಳಗೆ, ಒಂದಲ್ಲ ಎರಡಲ್ಲ ಬಲ್ಲ ಬುದ್ಧಿ ನೋಡಿ. ನನ್ನ ಮನೆ ಒಳಗೆ ತುಂಬಿರ್ತಕ್ಕಂಥ ಸಿರಿ ಸಂಪತ್ತು 77 ಗುಳಿ ರಾಗಿ, 66 ಗುಳಿ ಜೋಳ, 7 ದನಗಳು, 7 ಹೆಮ್ಮೆಗಳು, 33 ಮಂದಿ ಮೊಮ್ಮಕ್ಕಳು, 7 ಜನ ಗಂಡು ಮಕ್ಕಳು, 6 ಮಂದಿ ಸೊಸೆಯರು. ಅಷ್ಟಲ್ಲದೆ ನಾನು ಕಟ್ಸಿರುವಂತ ಮನೆ ಹವಳದ ಲರುಗು ಆಡೆ ಮುತ್ತಿನಲ್ಲಿ ಮುಂಬಾಗಿಲು ಕನ್ನಡಿ ಒಳಗೆ ಕದಾ ಚಿನ್ನ ಬೆರಳಿಗಳ ಉಲ್ಟು ಮಾಡಿ ಬೀಸಿ ಅಪರಂಜಿ ಒಳಗೆ ಹಂಗರಿಗೆ ಬಿಗಿಸಿ ಕಂಚಿನಲ್ಲಿ ಕುಮಾರ ಚಿತ್ರದಲ್ಲಿ ತೊಟ್ಟಿ ಸರಳ ಬೆರಳಿಯ ಮಂಚ ಮುತ್ತಿನ ಗಿಂಡಿ ಒಳಗೆ ನೀರು ಕುಡಿತಾ ಇದ್ದೀವಿ ಈ ಮಾರಾಪುರಿಯ ಪಟ್ಟಣ ಮಾರಹಳ್ಳಿ ಒಳಗೆ. ಇಷ್ಟ ಐಶ್ವರ್ಯ ಭಾಗ್ಯವೇ ನನ್ನ ಮನೆ ಒಳಗೆ ತುಂಬಿ ತುಳುಕಾಡ್ತಿರುವಾಗ ಮಾತನಾಡ್ತಕ್ಕಂತ ಮುತ್ತು ಅಂತ ಹೇಳ್ತಿರಲ್ಲ ಬುದ್ಧಿ. ಹಾ, ಮಾತನಾಡ್ತಕ್ಕಂತ ಮುತ್ತು ಅನ್ನೋದು ಅದ್ಯಾವುದು ಸ್ವಲ್ಪ ಈ ವರ್ಷ ಹೇಳ್ಕೊಡಿ ಬುದ್ಧಿ. ಮುದ್ದೋಜಿ, ಮಾತನಾಡ್ತಕ್ಕಂತ ಮುತ್ತು ಯಾವುದು ಅಂತ ಹೇಳಿದ್ಯಾದ್ರೆ ನೀ ನಿಜವಾಗ್ಲೂ ಕೊಡ್ತೀಯವ? ಓಹೋ ಬುದ್ಧಿ, ನಿಜ ಅನ್ನೋದೇನು ಬಂತು ಬುದ್ಧಿ? ನನ್ನ ಆಣೆ ಕೊಡ್ತೀನಿ, ನಿಮ್ಮ ಆಣೆ ಕೊಡ್ತೀನಿ, ನಿಮ್ಮ ಪಾದದಾಣು ಕೊಡ್ತೀನಿ ಬುದ್ಧಿ ಅಂತ ಅಂದ್ಲಂತೆ ಮುದ್ದೋಜಿ. ಅವಾಗ ಅಮ್ಮ ಅಮ್ಮ, ಹಾಗಾದ್ಮೇಲೆ ಸತ್ಯವಾಗ್ಲು ಕೊಡ್ತೀನಿ ಅಂತ ಒಪ್ಕೊಂಡ ಮೇಲೆ ಹೇಳ್ತೀನಿ ಕೇಳವ್ವ. ಹಿಂದೆ ನೀನು ನಿಡಗಟ್ಟದಲ್ಲಿದ್ದಾಗ
1: ಹೌದು
0: ನಿನ್ನ ಹೊಟ್ಟೆ ಒಳಗೆ 6 ಜನ ಗಂಡು ಮಕ್ಕಳು ಹುಟ್ಟಿ ತಿನ್ನೆ ಇಟ್ಟು ಬೆಲ್ಲವಾಗಿ ಕುಡಿ ಅಂಬಳಿ ಪಾಯಶವಾಗಿರ್ಲಿಲ್ವ ತಾಯಿ? ನಿನಗೆ ಬಾಳ ಬಡತನ ಇರ್ಲಿಲ್ವಮ್ಮ. ಸ್ವಾಮಿಗಳು ಯಾವಾಗ ನಿಡಗಟ್ಟದಲ್ಲಿದ್ದಂತ ಬಾಳ ಆಟವನ್ನ ಮತ್ತೆ ತಿರುಗಿ ಹೇಳಿದರು. ಆ ಸ್ವಾಮಿಗಳು ಆಡ್ತಕ್ಕಂತ ಮಾತನ್ನ ಕೇಳಿ ಮುದ್ದೋಜಿ ಕಣ್ಣಲ್ಲಿ ಕಣ್ಣೀರ್ ಬಂತಂತೆ. ಸ್ವಾಮಿ, ನಾನಿದ್ದ ಬಂದಂತ ಬಾಳ ಆಟವನ್ನ ನೀವು ಕಣ್ಣಿಂದ ನೋಡಿದ್ದೀರ ಬುದ್ಧಿ. ಅಲ್ಲಿ ತನಕ ಹಿಂದೆ ಬಂದಂತ ಬಡತನದ ಬಾಳಾಟಗಳು ಗೊತ್ತಿರ್ಲಿಲ್ವಂತೆ. ಸ್ವಾಮಿಗಳು ಯಾವಾಗ ಹೇಳಿದ್ರು ಆ ಮಾತನ್ನ ಕೇಳಿ ಮುದ್ದೋಜಿಗೆ ಹೆಣ್ಣು ಇಲ್ಲದ ಉಭಯ ಸಂಕಟ. ಬುದ್ಧಿ, ನಾನಿಂದೆ ಬಂದಂತ ಬಡತನ ಅಂತ ಕಣ್ಣಿಂದ ನೋಡಿದ್ದೀರ ಬುದ್ಧಿ. ನಾನಿಂದೆ ಬಂದಂತ ಬಡತನ ವಿಚಾರವನ್ನ ತಿಳಿಸಿ ಹೇಳಿದಂತ ಮಾಗುರು ಸದ್ಗುರು ಪರಂಜ್ಯೋತಿ, ನನ್ನ ಮನೆ ಒಳಗೆ ಮಾತನಾಡ್ತಕ್ಕಂತ ಮುತ್ತು ಯಾವ್ದ್ರಲ್ಲೇ ಇದ್ರು ಸರಿಯೇ, ನಿಮ್ಮ ಕಣ್ಣಾಣಿಗೂ ನನ್ನ ಕಣ್ಣಾಣಿಗೂ ನಿಮ್ಮ ಪಾದದಾಣಿಗೂ ಕೊಡ್ತೀನಿ ಬುದ್ಧಿ. ಹೇಳಿ ಬುದ್ಧಿ, ಅದ್ಯಾವುದು ಮಾತನಾಡುವ ಮುತ್ತು ಯಾವುದು ಹೇಳಿ ಬುದ್ಧಿ. ಮುದ್ದೋಜಿ, ಯಾವುದು ಅಂತ ಕೇಳ್ತೀಯವ? ಹೇಳ್ತೀನಿ ಕೇಳವ ತಾಯಿ. ನಿನ್ನ

0: ಏನೆಂದಯ್ಯ ಪರದೇಶಿ ತಿರ್ಕ? ಭಿಕ್ಷಕ್ ಬಂದವನು ಬಿಸಿಟ್ಟೆ ಕೇಳದಾಗೆ, ತಿರ್ಕ ಮಾಡಕ್ ಬಂದವನು ಹಿರಿಯಂತಿ ಕೇಳದಾಗೆ.
1: ಹೌದು,
0: ನನ್ನ ಲಕ್ಷ್ಮಿ ಪುತ್ರ ಧೀರ್ಮರಿ ಕೆಂಪಚ್ಚಾರಿಯ ಬಾಯಿ ಬಿಟ್ಟು ಕೇಳುತ್ತೇನೆಯ. ಅಯ್ಯೋ, ನಿನ್ನ ನಾಲ್ಗೆ ಸೇದೋಗ ಪರದೇಶಿ, ನನ್ನ ಮಾರಳಿ ಬಿಟ್ಟು ಕರಡದು ಹೊರಟೋಗ ಪರದೇಶಿ. ಮುದ್ದಮ್ಮ ಮುದ್ದೋಜಿ, ನಾನು ಆಡ್ತಕ್ಕಂತ ಮಾತು ಸ್ವಲ್ಪ ಲಾಲಿಸಿ ಕೇಳುವ. ನಿನ್ನ ಮಗ ಕೆಂಪಚ್ಚಾರಿ ನನಗೆ ದಾನವಾಗಿ ಕೊಟ್ಟುಬಿಟ್ರೆ ನಿನಗೆ ಹೀಗಿರುವ ಭಾಗ್ಯವಲ್ಲ, ಇನ್ನೂ ಇದ್ರ ಎರಡರಷ್ಟು ಭಾಗ್ಯ ನಿನ್ನ ಮಾರಾಪುರಿ ಪಟ್ಟಣಕ್ಕೆ ನಾ ಕೊಡ್ತೀನಿ ಮುದ್ದೋಜಿ. ಏನಂದೆ ಎತ್ತಿರಕ, ಮನ ಮನೆ ಮುದ್ದೆ, ಕೇರಿ ಮನೆ ನಿದ್ದೆ, ಬೀದ್ ಬೀದಿ ತಿರುಕೊಂಡು ಭಿಕ್ಷ ಮಾಡತಕ್ಕಂತ ಪರದೇಶಿ ತಿರುಕ, ನನಗೆ ಇನ್ನೂ ಐಶ್ವರ್ಯ ಕೊಡ್ತೀಯ? ನೀನೇನು ಕೊಡಬಲ್ಲೆ? ನಿನ್ನಂತ ಪರದೇಶಿ ತಿರುಕಿನ ಹತ್ರ ನಾನೇನ್ ತಗೊಳ್ಬಲ್ಲೆ?
1: ಹೌದು,
0: ನನ್ನ ಮನೆಯೊಳಗೆ ತುಂಬಿ ತುಳುಕಾಡುವ ಈ ಭಾಗ್ಯವೇ ಸಾಕು ಕಾಣೋ ಪರದೇಶಿ. ನನ್ನ ಮನೆಯ ಬಿಟ್ಟು ಮೊದಲು ಮರ್ಯಾದಿಂದ ಕಡದೊರಟೋಗು ತಿರುಕ. ಉದ್ದೋಜಿ, ನನ್ನ ಮಾತು ಸ್ವಲ್ಪ ಲಾಲಿಸಿ ಕೇಳುವ. ನಿನ್ನ ಮಗನಾಗಿರುವ ಏಳನೇ ಮಗನಾದ ಎಳೆ ಕೆಂಪಚ್ಚಾರಿ ಮಗನ ನಮಗೆ ದಾನವಾಗಿ ಕೊಟ್ಟುಬಿಟ್ರೆ ನಿನ್ನ ಮಗನ ಕರ್ಕೊಂಡೋಗಿ ನಾವೇನು ಕಾಡಂತರ ಮಾಡ್ತಾರೆ ಅಂತ ತಿಳಿಬೇಡ ತಾಯಿ. ಇನ್ನೇನು ಮಾಡ್ತೀವ ಪರದೇಶಿ? ಅಮ್ಮ, ನಿನ್ನ ಮಗನಾಗಿರ್ತಕ್ಕಂತ ಕೆಂಪಚ್ಚಾರಿ ಮಗನ ನಮಗೆ ದಾನವಾಗಿ ಕೊಟ್ಟದ್ದಾದ್ರೆ ನೋಡವ್ವ, ನಿನ್ನ ಮಗನ ನಾಳೆ ತಗೊಂಡೋಗಿ ನಾವು ದೇವ್ರು ಮಾಡ್ತೀವಿ.

0: ಮುದ್ದೋಜಿ, ನಿನ್ನ ಮಗನಾಗಿರುವಂತಹ ಕೆಂಪಚಾರಿ ಮನ ನಮಗೆ ದಾನವಾಗಿ ಕೊಟ್ಟದ್ದೇ ಆದ್ರೆ ನಿನ್ನ ಮಗನ ಕರ್ಕೊಂಡು ಹೋಗಿ ಮೆರಿತಕ್ಕಂತ ದೇವ್ರು ಮಾಡ್ತೀವಿ.
1: ಮಲಗುವಂತ ದೇವ್ರು ನಾವಾಯ್ತೀವಿ. ಕುಳಿದು ಪಟ್ಟ ನಮಗೆ ದಳವಾಯಿ ಪಟ್ಟ ಅವನು ಕಟ್ತೀವಿ. ಅವನು ನಾಳೆ ಜಗತ್ತಿಕ್ಕಿ ದೇವರಾದ್ಮೇಲೆ ಮುದ್ದೋಜಿ, ನಿನ್ನ ಮಗನ ಪಾದಕ್ಕೆ ಬಿದ್ದು ಬೇಡುವ ಭಕ್ತಾದಿಗಳು ಚಪ್ಪನಾರ್ದಿ ಭಕ್ತಾದಿಗಳನ್ನೆಲ್ಲರೂ ಕರ್ಕೊಂಡು ಬಂದು ಅವನ ಪಾದ ಮೇಲೆ ತಂದು ಕೆಡ್ಬಿತೀವಿ. ಏನ್ ದೇವ್ರು ಮಾಡ್ತೀನಿ ತಿರ್ಕ? ನೀ ನೋಡಿದ್ರೆ ಕಾವಿ ಕಾಮಣ್ಣ ಧರಿಸ್ಕೊಂಡು ಬಂದಿರೋ ಪರದೇಶಿ ತಿರ್ಕ, ನನ್ನ ಮಗನ್ ತಗೊಂಡೋಗಿ ದೇವ್ರು ಮಾಡ್ತೀನಿ ಅಂತೀಯಲ್ಲ, ಏನ್ ದೇವ್ರು ಮಾಡ್ತೀನಿ ಮುದ್ದೋಜಿ? ನಿನ್ನ ಮಗನು ನಾಳೆ ಪ್ರಪಂಚಕ್ಕೆ ಯಾವ ರೀತಿ ದೇವರಾಯ್ತಾನೆ ಗೊತ್ತೇ? ಅವನು ಪ್ರಪಂಚಕ್ಕೆ ಹೆಚ್ಚಿನ ದೇವರಾದ ಮೇಲೆ ಹೆಚ್ಚಿನ ಸಿದ್ದಪ್ಪಾಜಿ ಅಂತ ಅವನ ನಾಮಕರಣ ಮಾಡ್ತೀವಿ. ಅವನು ದೇವರಾದ ಮೇಲೆ ಅವನ ಪಾದಕ್ಕೆ ಬಿದ್ದು ಬೇಡುವ ಭಕ್ತಾದಿಗಳು ಚಪ್ಪನ್ನಾರ್ದೇಶದ ಭಕ್ತಾದಿಗಳೆಲ್ಲರೂ ಕರ್ಕೊಂಡು ಬಂದು ಅವನಿಗೆ ನಾನು ಒಕ್ಕಲು ಮಾಡ್ಕೊಡ್ತೀನಿ. ಏನ್ ಒಕ್ಕಲು ಮಾಡ್ಕೊಡ್ತೀನಿ ಪರದೇಶಿ? ಅಮ್ಮ, ಎಕ್ಕ ಸೊಕ್ಕನ್ ಮಾತಾಡ್ಬೇಡ, ಎಕ್ಕುಟ್ಟು ಹೋಗ್ಬೇಡ, ಮಾತು ಪರದೇಶಿ ಪರದೇಶಿ ಅನ್ಬೇಡ, ತಿರ್ಕ ತಿರ್ಕಾನು ಬೇಡ. ತಿರ್ಕನ ಮಾತು ನಿಜವಾಗ್ಲು ಸ್ಥಿರವಾಗಿ ನಿಂತ್ಕಂತದೆ ಭೂಲೋಕದಲ್ಲಿ. ಮುದ್ದೋಜಿ, ನಿನ್ ಕೆಂಪಚಾರಿ ಮಗನ ನಮಗ್ ದಾನವಾಗಿ ಕೊಟ್ಟದ್ದೇ ಆದ್ರೆ ಅವನ ಪಾದಕ್ಕೆ ಬಿದ್ದು ಬೇಡುವ ಭಕ್ತಾದಿಗಳು ಧೂಪ ಸಾಮ್ರಾಣಿಯ ತಂದು ಅವನ ಪಾದಕ್ಕೆ ಸುರಿತಕ್ಕಂತ ಭಕ್ತಾದಿಗಳು ಎಲ್ಲಿಂದ ಅಂತ ಕೇಳ್ತೀಯ?
2: ಹೌದು,
1: ನಾಳೆ ಕಲಿಯುಗ ಬಂದಾಗ ಕೊಚ್ಚಿ ಕೊಯಮತ್ತೂರು ಅಂದಾಮು ಬಾದಾಮು ಪಟ್ಟಣ ಪಾಳೆ ಅರಕೆರೆ ಆರಸವರ ಬನ್ನೂರು ಮೂರು ಸಾವಿರ ಬೆಳಗಿನ ಬೆಂಗಳೂರು ರಜಿಪುರ ಮಾಟಳ್ಳಿ ಎಕಡಿದಿ ಅವನು ಕೋಟೆ ಗುಬ್ಬಿ ಧಾರವಾಡ ಹಂಚಕಲ್ ಪಿರಿಯಪಟ್ಟಣ ಹರಪಾಳೆ ಮರಪಾಳೆ ಸಂತೆಕಾನಿ ಸಂತೆಮೆರಳಿ ಬೆಳಕೋಡಿ ರಾಮನಗರ ಚನ್ನಪಟ್ಟಣ ಮದ್ದೂರು ಕನ್ನಮೂಡಿ ಚಿತ್ರದುರ್ಗ ಆಸನ ಕೊಣ್ಣೂರು ರಣರಂಗಿ ಬಸಾಪಟ್ಟಣ ರುದ್ರಾಪಟ್ಟಣ ಬೈರಾಪಟ್ಟಣ ದುಗ್ಗಟ್ಟಿ ಕೆಸ್ತೂರು ಒಂಗೂರು ನರಸೀಪುರ ನಂಜನಗೂಡು ಮದ್ದೂರು ಮಳವಳ್ಳಿ ಸತ್ಯಗಾನ ಸತ್ಯವಂತರನ್ನೆಲ್ಲರೂ ಅವನ ಪಾದದ ಮೇಲೆ ತಂದು ಕೆಡುತ್ತೀವಿ ಅಲ್ಲವ? ಈ ಮಾತನ್ನ ಯಾವ ಯಾತಕ್ಕೋಸ್ಕರವಾಗಿ ಇಷ್ಟು ಜೋರಾಗಿ ಸ್ಪೀಡ್ ಆಗಿ ಆಡ್ಬೇಕು ಅಂತ ಹೇಳಿದ್ರೆ ಹೇಳೋರಿಗೆ ಮರ್ತೋಗ್ಬಾರ್ದು, ಕೇಳೋರಿಗೆ ಅರ್ಥವಾಗಬಾರ್ದು, ಅದಕ್ಕೋಸ್ಕರವಾಗಿ ಇಷ್ಟು ಅದನ್ನ ಜೋರಾಗಿ ಹೇಳಬೇಕಾದಂತ ಮಾತಿನ ಸಂದರ್ಭ. ಮುದ್ದೋಜಿ, ನಿನ್ ಮಗನ ಕೆಂಪಚಾರಿ ಮಗನ್ನ ಮೆರಿತಕ್ಕಂತ ದೇವ್ರು ಮಾಡ್ತೀವಿ, ಮಲಗುವಂತ ದೇವ್ರ ನಾವಾಯ್ತೀವಿ. ನಿನ್ನ

ಎಲ್ಲ ಪರದೇಶಿತ್ತಿರಿಕ ಮರ್ಯಾದಿಂದ ನನ್ನ ಮಾರಾಪುರಿ ಪಟ್ಟಣ ಮಾರಳ್ಳಿ ಬಿಟ್ಟು ಹೋಗ್ತೀಯೋ ಅಥವಾ ನಾಲ್ಕು ಜನ ಜೀತಾಳ ಕರೆಸಿ ಎಕ್ಕತ್ತಿನ ಮೇಲೆ ನಾಲ್ಕು ಗುದ್ಸಿ ನಿನ್ನ ಮಾರಳ್ಳಿಂದ ಅದು ತಳ್ಳಿಸ್ಬಿಡ್ಲು ನೂಕಿಸ್ಬಿಡ್ಲು ಅಂದಂತೆ. ಹೌವಾ, ನಿನ್ನ ನಾಲ್ಕು ಜನ ಜೀತಾಳು ನನ್ನ ಎಕ್ಕತ್ತಿನ ಮೇಲೆ ಗುದ್ದಿ ಕತ್ತಿನ ಮೇಲೆ ಕೈ ಹಾಕಿ ತಳ್ಳುವಷ್ಟು ಸೂರರು ಅಂತ ತಿಳ್ಕೊಂಡೆವ ತಾಯಿ ಮುದ್ದೋಜಿ. ಹಾಗಾದ್ಮೇಲೆ ನೀ ಮಗನು ಕೊಡೋದಿಲ್ವ ತಾಯಿ? ಅಯ್ಯೋ, ನಿನ್ನ ನಾಲ್ಗೆ ಸೇದೋಗ ಪರದೇಶಿ, ಕೊಡಲ್ಲ ಕೊಡಲ್ಲ ಎತ್ತಂತ ತಾಯಿ ಯಾರು? ಹತ್ತು ಜನ ಮಕ್ಕಳಿದ್ರು ಸಹ ಯಾರು ಮಕ್ಕಳು ಕೊಡಲ್ಲ ಕಾಣು ಕೈ ಹಿಡಿದು. ಅದವಲ್ಲದೆ ನನ್ನ ಕಿರಿಮಂಗ ಕೆಂಪಚಾರಿ ಅಂತ ಬಂಗಾರದ ಬುರುಕು ಬಾಗಿ ಉಳಿ ಕೆಂಪಣ್ಣ ಬಾಯಿ ಬಿಟ್ಟು ಕೇಳ್ತೀಯಲ್ಲೋ, ನಾನು ಯತ್ನಾರ್ದು ಸುಳ್ಳಿ ಕೇಳ್ತೀನಿ, ಹಾಗಲಾದ್ರೂ ನನ್ನ ಮನೆ ಬಿಟ್ಟು ಕಡದೊರಟೋಗು ಅಂತಂತೆ. ಏನ್ ಸುಳ್ಳಾಡ್ತೀಯೋ ಮುದ್ದೋಜಿ, ಸುಳ್ಳಾಡ್ದವ್ರ ಮನೆ ಸುಳ್ಳು ಕೆಟ್ಟೋಯ್ತು ಅಂತ, ಮಾಟನ ಮಾಡಿಸ್ತೋರ್ ಮನೆ ಮಾಳ ಆಯ್ತು ಅಂತ, ಮಧ್ಯಾಹ್ನ ಮತ್ತೊಬ್ಬರಿಗೆ ಇಕ್ಕೋರ್ ಮನೆ ಮಧ್ಯಾಹ್ನಕ್ಕೆ ಮರಣ ಆಯ್ತು ಅಂತ, ಇನ್ನೊಬ್ಬರನ್ನ ಇನ್ನೊಬ್ರು ನಿಂದಿಸಿ ಮಾತನಾಡೋರ್ ಮನೆ ನಿರ್ಮೂಲ ಆಯ್ತು ಅಂತ, ಬಾಯೆತ್ತಿ ಬೋಯೋರ್ ಮನೆ ಗಾಳು ಸುಳ್ಳಾಗೋಯ್ತು ಅಂತ. ತಾಯಿ, ನೀನಾಡ್ದಂತ ಸುಳ್ಳು ಅದು ನಿನ್ಮೊಳಗೆ ಉರುಳಿತು, ನನ್ಮೊರೊಳಗಲ್ಲ. ಮುತ್ತೈದೆ ಬಾಯಲ್ಲಿ ಸುಳ್ಳು ಹಾಕಿ ಬಂದ ಮೇಲೆ ಅದೇನ್ ಸುಳ್ಳಾಡ್ತೀಯೋ, ಹಾಡುವ ಇಕ್ಕಳವ ಅಂದ್ರಂತೆ. ಅಯ್ಯೋ, ನಿನ್ನ ಅಲ್ಲಿಗೆ ಸೇದೋಗ ಪರದೇಶಿ ತಿರ್ಕ, ನನ್ನ ಕೆಂಪಚಾರಿ ಮಗನ ಕೇಳ್ತೀಯಲ್ಲೋ, ನಾ ಹೇಳ್ತೀನಿ ಒಂದ್ ಸುಳ್ಳಿ ಕೇಳ್ತೀನಿ ಕೇಳು. ನನ್ನ ಅಟ್ಟಿ ಎಲ್ಲ ಹಾಳಾದ್ರು

0: ಅಯ್ಯೋ ಪರದೇಶಿ ತಿರ್ಕ, ನನ್ನ ಮಾರಪುರಿಯ ಪಟ್ಟಣ ಮಾರಳ್ಳಿ ಭಾಗ್ಯವೆಲ್ಲ ಮಳವಳ್ಳಿಗೆ ಉಂಟು ಹೋದ್ರು ಸರಿ,
1: ಶಿವ ಶಿವ
0: ನನ್ನ ಮಗನ ಮಾತ್ರ ಕೊಡೋದಿಲ್ಲ ಕಾಡು ಪರದೇಶಿ.
1: ಓಹೋ
0: ಸಭಾಸ್ ಮುದ್ದೋಜಿ ಅಮ್ಮ, ಇಷ್ಟು ಮುತ್ತೈದೆ ಬಾಯಲ್ಲಿ ನೀ ಸುಳ್ಳು ಹಾಕಿ ನುಡಿದ ಮೇಲೆ,
1: ಹೌದು
0: ಮುತ್ತೈದೆ ಬಾಯಲ್ಲಿ ಬರುವಂತ ಸುಳ್ಳು ಅದು ನಿಜವಾದ ವಿನಃ ಯಾವತ್ತಿಗೂ ಅದು ಸುಳ್ಳಾಗಲ್ಲ.
1: ಹೌದು
0: ಹಾಗಾದ್ಮೇಲೆ ಮುದ್ದೋಜಿ, ನಿನಗೆ ಹಿಂದಿಲು ಬಾಳಾಟ ಬಂದ್ರು ಸರಿ, ನಿನ್ನ ಹಿಂಬಡಿ ಕೋಳ ತೊಳೆದ್ರು ಸರಿ, ಮಗನ ಮಾತ್ರ ಕೊಡೋದಿಲ್ವೇ?
1: ಇಲ್ಲ
0: ಇಲ್ಲ ಕಾಣೋ, ಹೇಳ್ತೀನಿ ಕೇಳೋ ಪರದೇಶಿ, ನನಗೆ ಹಿಂದೆ ಕಿನ್ನ ಇಟ್ಟು ಬೆಲ್ಲ ಆಗಿತ್ತಲ್ಲ ಅದೇ ಬಡತನ ನನಗೆ, ಮತ್ತೆ ಹಿಂದಿರುಗಿ ಬಂದ್ರು ಸರಿ.
1: ಓಹೋ
0: ನನ್ನ ಮಗನಾಗಿರುವಂತ ಏಳನೇ ಮಗನಾದ ಹೇಳಿ ಕೆಂಪ ಚಾರಿ ಕೊಡೋದಿಲ್ಲ. ನನ್ನ ಮಾರಳ್ಳಿ ಭಾಗ್ಯವೆಲ್ಲ ಮಳವಳ್ಳಿಗೆ ಹೊಂಟು ಹೋಗಿ ಕೋಟೆ ಪೇಟೆ ಆದ್ರು ಸರಿ, ಮಳವಳ್ಳಿ ಮಾರಳ್ಳಿ ಆದ ಮಾರಳ್ಳಿ ಎಲ್ಲ ಹಾಳುಪಟ್ಟ ಧೂಳುಪಟ್ಟ ಆದ್ರೂ ಸರಿ, ನನ್ನ ಮಗನ ಮಾತ್ರ ಕೊಡೋದಿಲ್ಲ. ನನ್ನ ಮನೆಯ ಮಾರಿ ತಂದು ನನ್ನ ಮನೆಗೆ ಕೂಡಿದ್ರು ಸರಿ ಕಾಣೋ, ನಾನು ಮಾತ್ರ ಮಗನ ಕೊಡೋದಿಲ್ಲ ಅಂದ್ಬಿಟ್ಲಂತೆ. ಸಭಾಸ್ ಮುದ್ದೋಜಿ ಏನಂದೇವ, ನಿನ್ನ ಮನೆಯ ಒಳಗಿರುವ ಮಾರಮ್ಮನ್ ತಂದು ನಿನ್ನ ಮನೆಗೆ ಕೂಡಿ ಮಾರಿಯಿಂದಲ್ಲಿ ನಿನ್ನ ಮನೆ ಆಳಪಟ್ಟ ಧೂಳುಪಟ್ಟ ಮಾಡಿದ್ರು ಮಗನ ಕೊಡೋದಿಲ್ವೇ?
1: ಇಲ್ಲ ಇಲ್ಲ.
0: ಹಾಗಾದ್ಮೇಲೆ ಮುದ್ದೋಜಿ ಒಪ್ಪಿಕೊಂಡೆ ನಿನ್ನ ಮಾತನ್ನ,
1: ಸರಿ
0: ನಾನಾಗೆ ಬಂದಿವ್ರಿ, ನಾನಾಗೆ ಹೋಯ್ತೀನಿ ಅಂತ ಹೇಳಿ ಇದ್ದಾರೆ.

ಸಂಜೋತಿ ಕಂಡ ಐದು ಮೂರ್ತಿ ಅಸ್ವತ್ಕಟ್ಟ ಜಗಲಿ ಮೇಲೆ ಸ್ವಾಮಿಗಳು ಆರು ಮೂರು ಒಂಬತ್ತುಗಳಿಗೆ ಜೋಲಿದ್ರೆ ತೀರಿಸಿಕೊಂಡು ಬಲಮೊಗಲಾಗೆದ್ದು ಕುಳಿತುಕೊಂಡ್ರಂತೆ. ಮಾರಳ್ಳಿ ಮುದ್ದಮ್ಮನ ಮನೆ ಬಾಳಾಟವನ್ನು ನೋಡಿದ್ರಂತೆ. ಮುದ್ದಮ್ಮ ಅವಳು ಬಾಯಲ್ಲಿ ಬಂದಿರುವಂತ ಪ್ರಕಾರವಾಗಿ ಅವಳ ಮನೆ ಮಾರಿ ತಂದು ಅವಳ ಮನೆಗೆ ತಗೊಂಡು ಕೂಡಬೇಕು ಅಂತ ಹೇಳಿ ಕಂಡಾಯದ ಮೂರ್ತಿ ಪರಂಜ್ಯೋತಿ ಮಂಟೆ ಸ್ವಾಮಿ ಮುತ್ತಿನ ಜೋಳಿಗೆ ತಗೊಂಡು ಮುತ್ತಿನ ಜೋಳಿಗೆ ಒಳಗೆ ಸ್ವಾಮಿ ಧರ್ಮಗುರು ಪರಂಜ್ಯೋತಿ.

ಸ್ವಾಮಿ ಅರಳಿ ಮರದ ಜಿಗಲಿ ಕಟ್ಟೆ ಮೇಲೆ ಕುಂತಿರುವಂತಹ ಧರ್ಮಗುರು, ಬಂಗಿ ಕುಡಿದ ಜ್ಞಾನ ದಿಕ್ಕೇ ಪಲ್ಲ ಆಟವಂತೆ, ಆ ಬಂಗಿ ಕುಡಿದ ನೀಲಿ ಬೆಳಗ್ಗೆ ಸ್ವಾಮಿ 77 ಜನ ಮಾರಿನ ಪ್ರೇಮದಲ್ಲಿ ಕೂಗ್ತಿರವರಂತೆ. 77 ಜನ

0: ಮಾರಿ ಮೆಷಿನ್ ಎಲ್ಲ ಬಂದು ಬುದ್ಧಿ ನಮ್ಮನ್ನ ಯಾತಕ್ಕೋಸ್ಕರವಾಗಿ ತಾವು ಬರ ಮಾಡಿದ್ರಿ ಬುದ್ಧಿ. ಮಾರಮ್ಮನವ್ರೆ ಎಲ್ಲ ಬಂದಿದ್ದೀರಾ?
1: ಹೌದು ಬುದ್ಧಿ,
0: ಎಲ್ಲ ಬಂದೀವಿ ಬುದ್ಧಿ. ಆದ್ರೆ ಮಾರಲ್ಲಿ ಒಳಗಿನ ಕಾಳಕದೇವಿ ಒಬ್ಬ ಮಾತ್ರ ಬರಲಿಲ್ಲ. ನಾವು ಕೂಗಿದಂತ ಕೂಗಿಗೆ ಎಲ್ಲ ಬಂದಿರೋದೇನು, ಮಾರಲ್ಲಿ ಕಾಳಕದೇವಿ ಬರದೇ ಇರೋದೇನು? ಹೋಗ್ಲಿ ಮಾರಮ್ಮನವ್ರೆ, ಇವತ್ತು ಮಠ ಮಠ ಮಂಗಳವಾರ, ಒಳ್ಳೆ ನಡುಮಧ್ಯಾಹ್ನ ಸಮಯ, ಹಾಲಂತ ಮಾರಲ್ಲಿ ಹಾ ಮುತ್ತಮ್ಮನ ಮನೆಗೆ ಹಾಲು ಕಂಡುಕಿ ಅವಳ ಮನೆ ಸಿರಿ ಸಂಪತ್ ಬದುಕೆಲ್ಲ ಹಾಳು ಮಾಡಿ ಅಂದ್ರು. ಮಾರಳ್ಳಿಯ ವಿಚಾರವ ಕೇಳಿದ ತಕ್ಷಣ 77 ಜನ ಮಾರಿರೆಲ್ಲ ಗಡಗಡ ಗಡಗಡ ನಿನಗೆ ಬಿಟ್ರಂತೆ. ಅಯ್ಯ ನಿಮ್ಮಪ್ಪ ಹದ, ಮಾರಳ್ಳಿ ಮುದ್ದಮ್ಮನ ಮನೆ ಒಳಗೆ ನಮ್ಮೆಲ್ರಿಗಿಂತ ದೊಡ್ಡವಳು, ದಪ್ಪವಳು, ಒಬ್ಬೊಬ್ರು ದಪ್ಪಗವ್ರೆ. ಅದ್ಯಾವ ಡಿಪೋ ಅಕ್ಕಿ ಅನ್ನ ಊಟ ಮಾಡಿದರೋ ಅವ್ರ ಶರೀರ ಅದು ಏನ್ ದಪ್ಪಾಗಿದ್ದು, ಒಳ್ಳೆ ಹಾನೆ ಮರಿ ಗಾತ್ರ, ಒಳ್ಳೆ ಭದ್ರಾವತಿ ಧಾರವಾಡ ಸೀಮೆ ಎಮ್ಮೆ ಗಾತ್ರ ಅಂತ ದೃಷ್ಟ ಮಾರಮ್ಮ. ಮಾರಳ್ಳಿ ಕಾಳಕದೇವಿ ಅಂದ್ರೆ ಸಾಮಾನ್ಯವಾದ ಮಾರಿಯ ಬುದ್ಧಿ, ಅವಳು ಹೊಟ್ಟೆ

0: ಬುದ್ಧಿ ಒಬ್ಳೆ ಮನೆಗವಳೆ ಬುದ್ಧಿ ಎರಡು ಅಂಕಣ ತುಂಬಾ.
1: ಹೌದು,
0: ಅವಳ ಅಪ್ಪಣೆ ಇಲ್ದೇನಾದ್ರೂ ಮಾರಳಿ ಯಾರಾದ್ರೂ ನುಗ್ಬಿಟ್ರೆ ಆನೆ ಕಾಲಿಗೆ ಬಾಳೆಹಣ್ಣು ಸಿಕ್ಕಿದ್ರೆ ಯಾವ ರೀತಿ ನಜ್ಜುಜ್ಜಾಯ್ತದೋ ಆ ರೀತಿ ನಜ್ಜುಜ್ಜಾಗೋಯ್ತೀವಿ. ಬುದ್ಧಿ, ನಮ್ಮೆಲ್ಲರೂ ಮುಂದಲ್ಲ ಹಿಡ್ಕೊಂಡು ಗಿರಿಗಿರಿ ಗಿರಿಗಿರಿನ ತಿರುಗಿಸಿ ತಿರುಗಿಸಿ ಎಲ್ಲರೂ ರಪ್ಪ ರಪ್ಪನ ಬಡದು ಮಾರಳ್ಳಿ ಊರ್ ಆಡ್ಬಾಗ್ಲಿ ತೂ ತೂದು ಇಟ್ಬಿಡ್ತಾಳಲ್ಲ ಬುದ್ಧಿ. ಆ ಕಳಕ ದೇವಿ ಆ ಹೆಸರು ಕೇಳಿದ್ರೆ ಹೊಟ್ಟೆ ಗರ್ವ ನಡೀತವೆ. ನಾವು ಮಾತ್ರ ಹೋಗ್ಲಾರು ಬುದ್ಧಿ ಮಾರಳ್ಳಿಗೆ ಅಂದ್ರಂತೆ. ಬೇಕಾದ್ರೆ ಆ ಮಾರಮ್ಮನ ಬರ್ಮಾಡಿ ಆಮೇಲೆ ಬೇಕಾದ್ರೆ ಮಾರಳ್ಳಿ ಮುಗ್ತೀವಿ ಅಂದ್ರಂತೆ. ಹೌದೇ ಮಾರಮ್ಮನವ್ರೆ, ನೀವೆಲ್ಲ ಅರಳಿ ಮರ್ಜಿಗಲಿ ಕಟ್ಟಿ ಹಿಂಪಾರ್ಸದಲ್ಲಿ ಕುಳಿತುಕೊಳ್ಳಿ, ಆ ಮಾರಮ್ಮನ ಬರ್ಮಾಡ್ತೀನಿ ಅಂತೇಳಿ ಸ್ವಾಮಿ ಕಪ್ಪು ದುಳುತ್ತ.

ಗುಮ ಬಂದವನಲ್ಲ ನನ್ನ ಮಾರಳ್ಳಿಯ ಮುಂದೆ ಅರಳಿ ಮರದ ಜಗಲಿ ಕಟ್ಟೆ ಮೇಲೆ ಬಂದು ಕುಂತನ ಪರದೇಶಿ ಅಂತೇಳಿ ಮಹಾರಮ್ಮ ಓಡಿ ಓಡಿ ಬಂದ.

0: ಯಾವಾಗ ಕುಳಿತಿದ್ದಂತ ಮಾರಮ್ಮನ ಮೈ ಮೇಲೆ ಹುರಿಸಿಂಗಿ ಕುರುಡ ತಕ್ಕೊಂಡು ಮೂರು ಹೇಳ್ತ ಹೇಳಿದ್ರು, ಮೈಯಾದ ಮೈಯೆಲ್ಲ ಹುರಿ ಬಂದ್ಬಿಡ್ತಂತೆ. ಅಪ್ಪ ಅಪ್ಪ ಅಪ್ಪ ಅಪ್ಪ ಅಪ್ಪ ಹುರಿ ಜ್ವರ ತಪ್ಪಿಸ್ಬಿಡಪ್ಪ ಮಗಳಾಯ್ತೀನಿ ಎಂದಂತೆ ಮಾರಮ್ಮ.
1: ಶಿವ ಶಿವ
0: ಕಪ್ಪು ದುರ್ತ ತೆಗೆದು ಮಾರಮ್ಮನ ಮೈ ಮೇಲೆ ಇಟ್ಟರಂತೆ. ಉರಿತಿದ್ದಂತ ಶರೀರ ತಣ್ಣಗಾಗೋಯ್ತು. ಬುದ್ಧಿ, ನನ್ನನ್ನು ಯಾತಕ್ಕೋಸ್ಕರವಾಗಿ ತಾವು ಬರಮಾಡಿದ್ರಿ ಬುದ್ಧಿ? ಏ ಮಾರಿ, ಈ 77 ಜನ ಮಾರಿ ಕರ್ಕೊಂಡು ಇವತ್ತು ಮಂಗಳವಾರ ದಿನ ಹಾಲಂತ ಮಾರಳಿಗೆ ಹಾಲ್ಕೊಂಡು ನುಗ್ಗು ಅಂದ್ರು. ಮಾರಳಿಗೆ ಹೋಗುವಂತ ಕ್ಷಣ ಮಾರಮ್ಮನ ಕಣ್ಣಲ್ಲಿ ಕಣ್ಣೀರು ಜುಳು ಜುಳು ಸುರಿಯದಂತೆ. ನನ್ನ ಪೂಜೆ ಮಾಡ್ತಕ್ಕಂತವ್ರ ಮನೆಗೆ ನನ್ನೇ ಕೊರಳಿ ಮಾಡಿ ಕಳಗಿಸ್ತಾ ಇದೆಯಲ್ಲ ಬುದ್ಧಿ, ನನ್ನನ್ನೇ ನೆಂಪ್ಕೊಂಡು ಪೂಜೆ ಮಾಡ್ತಾ ಇದ್ದಾರೆ ಬುದ್ಧಿ ಮಾರಳಿ ಮುದ್ದೋಜಿ. ಅದು ಅಲ್ಲದೆ ವರ್ಷಕ್ಕೊಂದು ಸಾರಿ ಒಂದು ಹಬ್ಬ ಮಾಡಿಸ್ಕೊಡ್ತಾಳೆ ಬುದ್ಧಿ. ಏನ್ ಹಬ್ಬ ಮಾಡಿಸ್ಕೊಡ್ತಾಳೆ ಮಾರಮ್ಮ ನಿನಗೆ? ಅಯ್ಯೋ ಬುದ್ಧಿ, ವರ್ಷಕ್ಕೊಂದು ಸಾರಿ ಮಾರಾಪುರಿಯ ಪಟ್ಟಣ ಮಾರಳ್ಳಿ ಒಳಗೆ ನನಗೆ ಮಾರಮ್ಮನ ಹಬ್ಬ ಅಂತ ಎಂತ ಹಬ್ಬ ಮಾಡಿಸ್ಕೊಡ್ತಾಳೆ ಗೊತ್ತೇ? ಕಣ್ಣು ಕಣ್ಣಾಗಿರೋಳು, ಮನ ಮನ ಕವಲಾಗಿರೋಳು, ನನ್ನ ಮನದೇವತಿ ಕಾಳಕದೇವಿ ಹಬ್ಬ ಮಾಡಿಸ್ಬೇಕು ಅಂತ ಹಾರವನ್ ಕರ್ಕೊಂಡು ವಾಮ ಪಡಿಸ್ತಾಳೆ. ನನ್ನ ಗುಡಿಗೆಲ್ಲ ಸುಣ್ಣ ಬಣ್ಣ ಹೊಡಿಸ್ತಾಳೆ, ಚಿಟಿಕೆ ಚಪ್ಪರ ಹಾಕಿ ಮಿಟಕಿ ಮೇಳ ಕಟ್ಟಿಸಿ ಹಬ್ಬ ದಿನಕ್ಕೆ ಮಾರಾಪುರಿ ಪಟ್ಟಣ ಮಾರಳ್ಳಿ ಒಳಗೆ ಮನೆ ಕೋಣೆ ಎಲ್ಲ ತಾರಿಸಿ ಗೂಡಿಸಿ ಬಾಗಿಲಿಗೆ ಮಾನಸೋಪನ ತೋರಣ ಕಟ್ಟಿಸ್ಬಿಟ್ಟು ಚಿಕ್ಕಿರಂಗಾಲಿ ಬಿಡಿಸ್ಬಿಟ್ಟು ಮನೆ ಬಾಗಿಲೆಲ್ಲ ನನ್ನ ಗುಡಿ ಗೋಪುರ ಸುತ್ತ ಚಪ್ರ ಹಾಕಿಸ್ಬಿಟ್ಟು ಬಾಳೆ ಕಂಬ ತೋರಣ ಮಾಂಸೊಪ್ಪನ ತೋರಣ ಕಟ್ಟಿಸ್ಬಿಟ್ಟು ಬುದ್ಧಿ ಗಂಡು ಗಾಣನ ಕಡಿದು ಕುಮ್ಮಿಟ್ಟಾಗರು ಕೂದು ಕೂಗು ಕೂದು ಸೋಮವಾರ ತಂಪು ಮಂಗಳವಾರ ಮಾಡ ಬುಧವಾರ ಕುಣಿತ ಹಾಯಿಮರಿ ಆಯಿಸಿ ಉಯಿಮರಿ ಉಯಿಸಿ ತಾಳ ತಂಬೂರಿ ಹೀಣೆ ಮತ್ತಾಳೆ ಕುಣುಕುದ ಮಟ್ಟೆ ಹೊಡೆದ ಮಟ್ಟೆ ಹೀರ ಮಕ್ಕಳು ಕುಣಿತ ಟಾಮ್ ಟೂಮ್ ನಾಗ ಹಗರಬತ್ತಿ ಹುದುರು ಬಾಣ ಜಗಜಂಪಿನ ಸತ್ಗೆ ನೆರಳಲ್ಲಿ ಕೇಳನ್ನ ತರುವಾಗ ಗುಂಡಪುರದ ಒಳಕರೆಯಿಂದ ಹಸಿಮುಣ್ಣನ ಕರಗ ಸೋಳರೆಲ್ಲ ಶೋಭಾನೆ ಹಾಡ್ತಾರೆ ಗಣ್ ತಿನ್ಕಂಡ್ರ ಮುಂಡರೆಲ್ಲ ಹಿಂಬೇಳ ಆಡ್ತಾರೆ ಅಂತ ಗಂಡಬ್ಬ ಮಾಡಿಸ್ಕೊಡ್ತಾಳಲ್ಲ ಬುದ್ಧಿ ಅಂತ ಗಂಡಬ್ಬ ಮಾಡಿಸ್ಕೊಡ್ತಕ್ಕಂತೆ ಅವಳು ಮನೆಗೆ ಹೋಗಿ ಅವಳ ಮನೆಯೆಲ್ಲ ಹಾಳು ಮಾಡು ಅವಳ ಮನೆ ಬಾಗಿನೆಲ್ಲ ಮಳವಳಿ ಕಳಿಸು ಅಂತ ಹೇಳ್ತಿರಲ್ಲ ಬುದ್ಧಿ ಹೋಗಲ್ಲ ಬುದ್ಧಿ ಹೋಗಲ್ವೇ ಎಲ್ಲ ಮುಂಡೆ ಅಂತ ಹೇಳಿ ಬಲಗಾಲೆತ್ತಿ ಜಾಡಿಸಿ ತುಳಿದು ಬಿಟ್ರಂತೆ ಹನ್ನೆರಡಾಳುದ್ದ ಪಾತಾಳ ಕಂಡು ಹೋದ್ಲಂತೆ ಅಯ್ಯೋ ನಿಮ್ ಪಾದ ನನ್ನ ಪ್ರಾಣ ಹೊಟ್ಟೋಯ್ತು ಅಲ್ಲ ಬುದ್ಧಿ ಆ ಮಾರಳ್ಳವ್ರು ಕಟ್ಕೊಂಡು ನನಗೇನಾಗ್ಬೇಕಾಗಿತ್ತು ನೀವ್ ಹೇಳೋದಕ್ಕೆ ಬದಲೇ ಹೋಗ್ತೀನಿ ಮೇಲ್ಗಡೆ ಹೆತ್ಬಿಡಿ ಅಂದ್ಲು ನರ ದೊಡ್ಡವ್ರ ಮೇಲಕ್ಕೆ ಮಾರಮ್ಮನ ಹೇಳದ್ರಂತೆ ಹೋಗ್ತೀಯ ಮಾರಿ ಬುದ್ಧಿ 7 ಜನ ಲಕ್ಷ್ಮೀರ್ ಇದ್ದಾರೆ ಆ ಲಕ್ಷ್ಮೀರ್ ಬಾರ ಮಾಡ್ಬಿಡಿ ಯಾಕೆಂತಂದ್ರೆ ನಾವು ಮಾರಮ್ಮನವರೆಲ್ಲ ಅವಳ ಮನೆ ಬದುಕು ಬಾಳ ಆಟನೆಲ್ಲ ಹಾಳು ಮಾಡಿದ್ರೆ ಲಕ್ಷ್ಮೀರು ಹಿಂದಿನ ಕಡೆ ಭಾಗ್ಯ ಕೊಟ್ಕೊಂಡ್ ಬಂದ್ಬಿಡ್ತಾರೆ ಆದ್ರಿಂದ ಲಕ್ಷ್ಮೀರ್ ಬರಮಾಡ್ಬಿಡಿ ಅಂದ್ರಂತೆ ಕಾಳಕದೇವಿ ಲಕ್ಷ್ಮೀರ್ ಬರಮಾಡಿ ಅವಳ ಮನೆ ಒಳಗಿರೋ ಲಕ್ಷ್ಮೀರ 7 ಜನ ಲಕ್ಷ್ಮೀರು ಅಂತ ಹೇಳಿದಾಗ ಸ್ವಾಮಿ ಕಪ್ಪು ತುರ್ತವನ್ನ ತೆಗೆದು ಮಾರಳಿ ಮುದ್ದಮ್ಮನ ಮನೆ ಒಳಗೆ ಇರುವಂತ ಲಕ್ಷ್ಮೀರ ಮೈ ಮೇಲೆ ಕಪ್ಪು ತುಳ್ತ ಇಟ್ರಂತೆ ಆ ಸ್ವಾಮಿ ತುಳ್ತ ಬಂದ್ ಬಿದ್ದ ತಕ್ಷಣ 7 ಜನ ಲಕ್ಷ್ಮೀರೆಲ್ಲ

ಕೇಳುಗರೆ, ಇದುವರೆಗೂ ಮಂಟೆಸ್ವಾಮಿ ಕುರಿತ ಹರಿಕತೆ ಕಾರ್ಯಕ್ರಮವನ್ನ ಕೇಳಿದ್ರಿ. ಪ್ರಿಯ ಕೇಳುಗರೆ, ಇಲ್ಲಿಗೆ ಇವತ್ತಿನ ನಮ್ಮ ಕಾರ್ಯಕ್ರಮದ ಪ್ರಸಾರವನ್ನು ಮುಕ್ತಾಯ ಮಾಡುತ್ತಿದ್ದೇವೆ. ಮುಂದಿನ ನಮ್ಮ ಪ್ರಸಾರದ ಸಮಯ ನಾಳೆ ಬೆಳಿಗ್ಗೆ 6:30 ಆರಂಭವಾಗುತ್ತದೆ. ನಮ್ಮ ಕಾರ್ಯಕ್ರಮದ ಕುರಿತು ತಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ತಿಳಿಸಲು ಪತ್ರ ಬರೆಯಿರಿ. ನಮ್ಮ ವಿಳಾಸ: ಜನಧ್ವನಿ ಸಮುದಾಯ ಬಾನುಲಿ ಕೇಂದ್ರ, 3ನೇ ಮಹಡಿ, ವಿವೇಕಾನಂದ ಸ್ಮಾರಕ ಆಸ್ಪತ್ರೆ, ಅಂಚಿಪುರ ರಸ್ತೆ, ಸರಗೂರು. ಎಸ್ಎಂಎಸ್ ಮೂಲಕವೂ ಸಹ ತಮ್ಮ ಅನಿಸಿಕೆ ಅಭಿಪ್ರಾಯವನ್ನು ತಿಳಿಸಬಹುದು. ದೂರವಾಣಿ ಸಂಖ್ಯೆ 9900501119. ನಮಸ್ಕಾರ, ಶುಭರಾತ್ರಿ.